ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಕೇಳುಗರೇ, ಈ ದಿನ 2026 ಇಸ್ವಿಯ ಸೆಪ್ಟೆಂಬರ್ ತಿಂಗಳ 5ನೇ ತಾರೀಕಿನ ಶನಿವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದು ನಮ್ಮ ಜನಧ್ವನಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುನಾಳುಬ ಬೆಳಿಗ್ಗೆ ಕಾರ್ಯಕ್ರಮ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಿಸದ, 7:35 ಆಕಾಶವಾಣಿ ವಾರ್ತೆಗಳು, 7:45 ಶಿಕ್ಷಕರ ದಿನಾಚರಣೆ ವಿಶೇಷ ಕಾರ್ಯಕ್ರಮ, 8:25 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ, 8:35 ಗೀತ ಸನಾದ, 8:45 ಮಹಿಳೆ ಕಾರ್ಯಕ್ರಮ, 9:20 ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡು ಎಸೆ, 11:55 ಪತ್ರಿಕಾ ಮಾಹಿತಿ. ಪ್ರಿಯ ಕೇಳುಗರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಜನಧ್ವನಿಯಾದ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಒಂದು ದೇವಸ್ಥಾನದಲ್ಲಿ ಪ್ರವಚನ ನಡೀತಾ ಇತ್ತು. ಗುರುಗಳು ತುಂಬಾ ಸುಂದರವಾಗಿ ಉಪನ್ಯಾಸ ಕೊಡ್ತಾ ಇದ್ರು. ಅನೇಕ ಜನ ಭಕ್ತರು ಏಕಚಿತ್ರಾಗಿ ಅವ್ರ ಮಾತನ್ನು ಕೇಳ್ತಾ ಇದ್ರು. ಗುರುಗಳ ಮಾತು ನೇರ, ಕೆಲವೊಮ್ಮೆ ನಿಷ್ಠರ ಅನ್ನುವಷ್ಟು ಸ್ಪಷ್ಟ, ಆದರೆ ಮಾತು ಮಾತ್ರ ಹಸಿ ಗೋಡೆಯಲ್ಲಿ ಕಲ್ಲು ಚುಚ್ಚಿದ್ರೆ ಹೇಗಾಗತ್ತೋ ಹಾಗೆ ಮನಸ್ಸಲ್ಲಿ ಉಳ್ಕೊಂಡ್ಬಿಡ್ಬೇಕು. ಪ್ರವಚನದ ನಂತರ ಪ್ರಶ್ನೋತ್ತರ ಇರೋದು, ಎಂದಂತೆ ಪ್ರಶ್ನೋತ್ತರ ಕಾರ್ಯಕ್ರಮ ಶುರುವಾಯಿತು. ಒಬ್ಬರು ನಿಂತು ಹೇಳಿದರು, ಗುರುಗಳೇ ನೀವು ಪ್ರವಚನ ಮಾಡುವಾಗ ತುಂಬ ಖುಷಿ ಆಗ್ತದೆ, ಭಗವಂತ ಎಲ್ಲ ಕಷ್ಟಗಳನ್ನು ಪರಿಹರಿಸ್ತಾನೆ, ಅಚಲವಾದ ನಂಬಿಕೆ ನೀಡಿ ಎಂದೆಲ್ಲ ಹೇಳ್ತೀರಿ ನೀವು, ಆದರೆ ನಮ್ಮ ಕಷ್ಟ ಮುಗಿಯೋದೇ ಇಲ್ಲಲ್ಲ ಸ್ವಾಮಿ. ಒಂದು ಮುಗಿಯಿತು, ಒಂದು ಉಸಿರು ಬಿಡೋದ್ರಲ್ಲಿ ಇನ್ನೊಂದು ಸಮಸ್ಯೆ ಬರ್ತದೆ, ಅದನ್ನು ಮುಗಿಸೋ ಇನ್ನೊಂದು ಬರುತ್ತೆ, ಏನು ಮಾಡೋದು? ಮತ್ತೊಬ್ಬರು ಎದ್ದು ನಿಂತ್ಕೊಂಡ್ರು. ಅವ್ರ ಮುಖಾನೇ ಪ್ರಶ್ನಾರ್ಥಕವಾಗಿತ್ತು. ಸ್ವಾಮಿ, ಮಗಳಿಗೆ

ಹುಟ್ಟಿದಂತೆಲ್ಲ ಕಾಯಿದೆ ಬಂದಿತ್ತು. 6 ವರ್ಷ ಕಾಲ ಬಿಡದೆ ವೈದ್ಯರ ಹತ್ರ ಕರೆದೊಯ್ದೆ. ನಿಧಾನವಾಗಿ ಗುಣ ಆಗ್ತಿದೆ ಅನ್ನೋ ಹೊತ್ತಿಕೊಂಡು ಬೇನೆ ಶುರುವಾಯ್ತು. ಅದಕ್ಕೊಂದು ವರ್ಷ ಓಡಾಡಿದೆ. ಅದು ಸರಿಯಾದಾಗ ಅವಳು ಕಾಲೇಜ್ಗೆ ಹೋಗೋ ಚಿಂತೆ, ಆಮೇಲೆ ಮದುವೆ ಚಿಂತೆ. ಮದುವೆನೂ ಆಯ್ತು. ಒಂದು ನಿಟ್ಟುಸಿರು ಬಿಟ್ಟು ಕೊಡೋ ಹೊತ್ತಿಗೆ ಆಕೆ ಗಂಡ ಜಗಳಾಡಿ ಬೇರೆ ಆಗ್ಬೇಕಂದಿದ್ದಾರೆ. ಇರೋಳೊಬ್ಬಳ ಮಗಳು, ಏನ್ ಮಾಡ್ಬೇಕು ಅಂತ ತೋರಿಸ್ತಾ ಇಲ್ಲ ಸ್ವಾಮಿ. ಭಗವಂತನ ನಂಬಿಕೆನೂ ಇದೆ, ಅದ್ರ ಪರಿಹಾರ ಕಾಣಿಸ್ತಾ ಇಲ್ಲ ಅಂತ ಕಣ್ಣಲ್ಲಿ ನೀರು ತುಂಬಿಕೊಟ್ರು. ಕಷ್ಟಗಳ ಪರಂಪರೆ ಹೊಡೆದು ಎಲ್ಲರೂ ಹೀಗೆ ಶುರು ಮಾಡಿದ್ರು. ಗುರುಗಳು ನಕ್ರು, ನಿಮ್ಮಲ್ಲಿ ಯಾರಾದರೂ ಬನ್ನಿ ಇಲ್ಲಿ ಅಂತ ಕರೆದ್ರು. ಒಬ್ರು ಎದ್ದು ಮುಂದೆ ಬಂದರು. ಗುರುಗಳು ಹೇಳಿದ್ರು, ನೋಡಿ ನಿಮ್ಮ ಪಕ್ಕದಲ್ಲಿ ಆ ನೀರು ತುಂಬಿದ ಲೋಟ ಇದೆಯಲ್ಲ, ಅಂದ್ ಕೈಯಲ್ಲಿ ಹಿಡ್ಕೊಳ್ಳಿ ಅಂದರು. ಹಿಡ್ಕೊಂಡ್ರು. ತುಂಬ ಭಾರ ಆಗಿದೆಯೇನ್ರಿ ಅಂತ ಕೇಳಿದ್ರು. ಇಲ್ಲ, ತುಂಬ ಹಗುರಾಗಿದೆ, ಅಂಥದ್ದೇನು ಭಾರ ಇಲ್ಲಲ್ಲ, ಒಂದು ಪುಟ್ಟ ಲೋಟ ಅಲ್ವಾ ಅಷ್ಟೇ ಅಂದರು ಶಿಷ್ಯರು. ಒಂದು ಕೆಲಸ ಮಾಡಿ, ಆ ಲೋಟ ಕೈಯಲ್ಲಿ ಹಿಡ್ಕೊಂಡು ಕೈ ಚಾಚಿ ಮುಂದೆ ಹಾಗೇನೆ ಅಂದರು. ಹಿಡ್ಕೊಂಡ್ರು. ಏನನ್ಸುತ್ತೆ ಅಂತ ಕೇಳಿದ್ರು. ಏನಿಲ್ಲ, ಲೋಟ ಇಟ್ಕೊಂಡಿದ್ದೀನಿ ಕೈಯಲ್ಲಿ ಅಂದರು. 5 ನಿಮಿಷ ಇಟ್ಕೊಳ್ಳಿ ಹಾಗೇನೆ ಅಂದರು. ಕೈ ನೋಯೋಕ್ಕೆ ಶುರು ಆಯಿತು. ಯಾಕೆ ಅಂದರು. ಕೈ ನೋಯ್ತಾ ಇದೆ ಸ್ವಾಮಿ, ಹಿಡ್ಕೊಂಡು ಅಂತ. ಇನ್ನೊಂದು 1/2 ಗಂಟೆ ಹಿಡ್ಕೋಬಹುದಾ ಅಂದರು. ಅಯ್ಯೋ ಇಲ್ಲ, ಕೈ ಹೊರಟು ಬಂದುಬಿಡ್ತದೆ ಅಂತ. 2 ತಾಸು ಹಿಡ್ಕೊಂಡ್ರೆ ಏನಾಗ್ತದೆ ಅಂತ. ಸಾಧ್ಯವೇ ಇಲ್ಲ, ಕೈ ಮರಗಟ್ಟಿ ಬಿದ್ದು ಹೋಗ್ತದೆ, ಲೋಟ ಕೆಳಗೆ ಬಿದ್ದು ಹೋಗ್ತದೆ ಅಂದರು. ಹಂಗಾದ್ರೆ ಏನು ಮಾಡಬೇಕು ಅಂತ ಗುರುಗಳು ಕೇಳಿದರು. ಏನಿಲ್ಲ, ಲೋಟ ಕೆಳಗಿಡ್ಬೇಕು ಅಷ್ಟೇ, ಹಿಡ್ಕೊಂಡು ಯಾಕೆ ನಿಂತ್ಕೋಬೇಕು ಅದನ್ನು ಅಂದರು. ಆ ಗುರುಗಳನ್ನ ಕೇಳಿದ್ರಂತೆ, ನೋಡಿಪ್ಪ ಎಲ್ಲರೂ ಲೋಟ ಕೈಯಲ್ಲಿ ಹಿಡ್ಕೊಂಡಿದ್ದಿರಲ್ಲ, ಲೋಟದ ತೂಕ ಹೆಚ್ಚಿಗೆ ಆಗಲೇ ಇಲ್ಲ, ತೂಕ ಅಷ್ಟೇ ಇತ್ತು. ಎಷ್ಟು ಜಾಸ್ತಿ ಸಮಯ ಲೋಟ ಹಿಡ್ಕೊಂಡಿದ್ದೀರೋ ಅಷ್ಟು ಭಾರ ಹೆಚ್ಚಾದಂಗೆ ಅನಿಸುತ್ತೆ, ಹಿಡಿಯೋದು ಅಸಾಧ್ಯ ಅಂತ ಅನಿಸುತ್ತೆ. ನಮಗೆ ಬರುವಂಥ ಸಮಸ್ಯೆಗಳು ಹಾಗೇನೆ. ಹೆಚ್ಚು ಹೊತ್ತು ಸಮಯದಲ್ಲಿ ಅದೇ ತಲೆಯಲ್ಲಿ ತುಂಬಿಕೊಂಡು ಅದ್ರ ಬಗ್ಗೆನೇ ವಿಚಾರ ಮಾಡ್ತಾ ಇದ್ರೆ ತಲೆ ಭಾರ ಆಗತ್ತೆ, ಜೀವನ ಭಾರ ಆಗತ್ತೆ. ಸ್ವಲ್ಪ ಹೊತ್ತು ಸಮಸ್ಯೆಗಳನ್ನು ಎತ್ತಿ ಕೆಳಗಿಡಿ, ಭಗವಂತನ ಧ್ಯಾನ ಮಾಡಿ, ಮನಸ್ಸನ್ನು ಬೇರೆ ಕಡೆ ತಿರುಗಿಸಿ. ಮನಸ್ಸನ್ನು ಬೇರೆ ಕಡೆ ತಿರುಗಿಸಿದಾಗ ಇದ್ರ ಭಾರ ಅನಿಸಲ್ಲ, ಮತ್ತೆ ಈ ಕಡೆ ಬನ್ನಿ, ಬಿಟ್ಟೋಗಲ್ಲ ನಿಮ್ಮನ್ನಿದು. ಆದರೆ ಮನಸ್ಸನ್ನು ಆದಷ್ಟು ಬೇರೆ ಕಡೆ ತಿರುಗಿಸಿದಾಗ ಇದ್ರ ಭಾರ ಅನಿಸಲ್ಲ. ಆ ಲೋಟ ಆಯ್ತಲ್ಲ, ಹೊತ್ಕೊಂಡು ನಿಂತ್ಕೋಬೇಡಿ ಯಾವಾಗಲೂ. ಪುಟ್ಟ ಲೋಟ ಆದರೂ ಭಾರ ಆಗುತ್ತೆ, ಕೆಳಗಿಡಿ, ಮತ್ತೆ 5 ಬತ್ತು ಹಿಡ್ಕೊಳ್ಳಿ ಅಂತ ತೊಂದರೆ ಆಗಲ್ಲ. ಹಾಗೆ ನಿಮ್ಮ ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನು ಯಾವಾಗಲೂ ಹೊತ್ಕೊಂಡು ಕೊಡಬೇಡಿ. ಬರೀ ಬಂದವ್ರ ಮುಂದೆಲ್ಲ ಅಯ್ಯೋ ನನ್ನ ಪ್ರಾಬ್ಲಮ್ಮು ನನ್ನ ಪ್ರಾಬ್ಲಮ್ ಹೇಳ್ಕೊಂಡು ಒದ್ದಾಡಬೇಡಿ. ಕೆಳಗಡೆ ಇಡಿ, ಸ್ವಲ್ಪ ಬೇರೆ ವಿಚಾರ ನೋಡಿ, ಜಗತ್ತಲ್ಲಿ ಆಗ್ತಿರೋ ಸುಂದರತೆಯನ್ನು ನೋಡಿ, ಆಗ್ತಿರುವಂಥ ಸಮಸ್ಯೆಗಳು ಬೇರೆದವ್ರದ್ದು ನೋಡಿ, ಆಗ ನಿಮ್ಮ ಸಮಸ್ಯೆ ಭಾರ ಅನಿಸೋಲ್ಲ ಅಂದರು. ಶಿಷ್ಯರು ತಲೆ ಅಲ್ಲಾಡಿಸಿದ್ರು. ಹೌದು ಅನ್ನಿಸ್ತು, ನಮಗೂ ಹಾಗೆ ಅನಿಸುತ್ತಲ್ಲ, ನಮ್ಮ ಸಮಸ್ಯೆ ದೊಡ್ಡದು ಅನಿಸಿದಾಗ ಸ್ವಲ್ಪ ಹೊತ್ತು ಬೇರೆ ಕಡೆ ಇಟ್ಟು ಮನಸ್ಸನ್ನು ಬದಲಾಯಿಸ್ಕೊಳ್ಳಿ. ತುಂಬ ಹಗುರ ಅನಿಸುತ್ತೆ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ

0: ಪ್ರಜಾ ಸೇವಾ ಅಭಿಯಾನಕ್ಕೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಭಾರತೀಯ ಪಾರಂಪರಿಕ ಜ್ಞಾನ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಇಂದು ಚಾಲನೆ. ಇಂದು ಶಿಕ್ಷಕರ ದಿನಾಚರಣೆ, ಭಾರತ ರತ್ನ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಖೇಲೋ ಇಂಡಿಯಾ, ಫಿಟ್ ಇಂಡಿಯಾ, ಉತ್ತಮ ಕ್ರೀಡಾಪಟುಗಳನ್ನು ರೂಪಿಸಲು ಸಕಲ ಸೌಲಭ್ಯ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಈಗ ವಾರ್ತೆಗಳ ವಿವರ. ರಾಜ್ಯದ ಜನತೆಯ ಸಮಸ್ಯೆಗಳನ್ನು, ಅಹವಾಲುಗಳನ್ನು ಶೀಘ್ರ ಪರಿಹರಿಸಲು ನೂತನ ಪ್ರಜಾಸೇವಾ ಇಲಾಖೆ ರೂಪಿಸಲಾಗಿದ್ದು, ಪ್ರಜಾಸೇವಾ ಅಭಿಯಾನಕ್ಕೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಚಾಲನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ವಿಷಯ ತಿಳಿಸಿ, ಏಕಗವಾಕ್ಷಿ ಯೋಜನೆ ವ್ಯವಸ್ಥೆ ಮೂಲಕ ಪಿಂಚಣಿ, ಪಹಣಿ, ವಸತಿ, ಹೊಸ ಪಡಿತರ ಚೀಟಿ, ಸಾರಿಗೆ, ರಸ್ತೆ ಅಭಿವೃದ್ಧಿ, ಕುಡಿಯುವ ನೀರು, ದೇವಸ್ಥಾನ ಜೀರ್ಣೋದ್ಧಾರ, ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿಗಳ ಅಭಿವೃದ್ಧಿ ಸೇರಿದಂತೆ ಇತರೆ ಸಮಸ್ಯೆಗಳ ಬಗ್ಗೆ ಅಹವಾಲುಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗುವುದು ಎಂದಿದ್ದಾರೆ. ಪ್ರಜಾಸೇವಾ ಆಂದೋಲನ ಸಭೆ ಇಂದು ರಾಜ್ಯದ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಆಯೋಜಿತವಾಗಿದೆ. ರಾಯಚೂರು ಜಿಲ್ಲೆ ಮಾನ್ವಿಯಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಅಜಯ್ ಧರ್ಮಸಿಂಗ್ ಪ್ರಜಾಸೇವೆ ಆಂದೋಲನದಲ್ಲಿ ಪಾಲ್ಗೊಂಡು ಜನತೆಯ ಅಹವಾಲು ಆಲಿಸಲಿದ್ದಾರೆ. ಚಿತ್ರದುರ್ಗದ ಹಿರಿಯೂರು ಕಸಬಾ ಹೋಬಳಿಯ ನೆಹರು ಮೈದಾನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಪ್ರಜಾಸೇವಾ ಆಂದೋಲನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತೇಗದ ಸಿರಿ ಯೋಜನೆ ಅಡಿ ರಸ್ತೆ ಪಕ್ಕದ ಜಮೀನಿನಲ್ಲಿ ತೇಗದ ಸಸಿಗಳನ್ನು ನೆಟ್ಟು ರೈತರು ಆರೈಕೆ ಮಾಡಿ ಲಾಭದಲ್ಲಿ ರೈತರಿಗೆ 70% ಹಾಗೂ ಸರ್ಕಾರಕ್ಕೆ 30% ಹಂಚಿಕೆ ಮಾಡಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಬರ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ 40% ಮಳೆ ಕೊರತೆಯಾಗಿದೆ. ದೇಶದಲ್ಲಿ 50 ವರ್ಷಗಳಲ್ಲೇ ಭೀಕರ ಬರ ಪರಿಸ್ಥಿತಿ ಎದುರಾಗಿದೆ ಎಂದರು. ರಾಜ್ಯದ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿದ್ದಾಗಿ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಬೆಟ್ಟದಪುರದ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟಕ್ಕೆ 56.50 ಕೋಟಿ ವೆಚ್ಚದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಪಿರಿಯಾಪಟ್ಟಣ ಸೇರಿದಂತೆ ರಾಜ್ಯದ 60 ತಾಲೂಕುಗಳಲ್ಲಿ ಭೀಕರ ಬರಗಾಲವಿದ್ದರೂ ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ಬರಪೀಡಿತ ಎಂದು ಇನ್ನೂ ಕೇಂದ್ರ ಘೋಷಿಸಬೇಕಿದೆ ಎಂದರು. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಭಾರತೀಯ ಜ್ಞಾನ ಪದ್ಧತಿಗಳ ಶ್ರೇಷ್ಠತಾ ಕೇಂದ್ರದ ವತಿಯಿಂದ ಭಾರತೀಯ ಪಾರಂಪರಿಕ ಜ್ಞಾನ ಪ್ರಣಾಳಿ ಸಮೂಹದ 3ನೇ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಇಂದು ಮತ್ತು ನಾಳೆ ಐಐಟಿ ಧಾರವಾಡದ ಕೇಂದ್ರ ಕಲಿಕಾ ರಂಗಮಂದಿರದಲ್ಲಿ ಆಯೋಜಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಐಐಟಿ ಧಾರವಾಡದ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ.
1: ಕಳೆದ 3 ವರ್ಷದಿಂದ ಐಐಟಿ ಧಾರವಾಡದಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ ಭಾರತೀಯ ಜ್ಞಾನ ಪ್ರಣಾಳಿ ಆ ವಿಷಯದಲ್ಲಿ ಐಐಟಿ ಧಾರವಾಡದ ಅನ್ಯಾನ್ಯ ಅಧ್ಯಾಪಕರು ಅದರ ಜೊತೆಗೆ ತಮ್ಮನ್ನು ತಾವು ಜೋಡಿಸಿಕೊಂಡು ನ್ಯಾಷನಲ್ ಸರ್ವಿಸ್ ಸ್ಕೀಮ್ NSO ನ್ಯಾಷನಲ್ ಸ್ಪೋರ್ಟ್ಸ್ ಆರ್ಗನೈಸೇಷನ್ NCA ನ್ಯಾಷನಲ್ ಕಲ್ಚರಲ್ ಅಪ್ರಿಸಿಯೇಷನ್ ಧಾರವಾಡದಲ್ಲೇ ಮೊದಲಿಂದನೂ ಕಲೆ ಮತ್ತು ಸಾಹಿತ್ಯ ಸಂಗೀತ ಪ್ರಿಯ ಅನ್ಯಾನ್ಯ ಕೌಶಲ್ಯಗಳ ಬಗ್ಗೆ ಒತ್ತು ಪ್ರಿಯ ಗಾಯನ ಇರಬಹುದು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇರಬಹುದು ಯೋಗ ಕೇರಳದ ಮಾರ್ಷಲ್ ಆರ್ಟ್ಸ್ ಕಳರಿ ಪೈಟ್ ಇರಬಹುದು ನಮ್ಮ ವಿದ್ಯಾರ್ಥಿಗಳು ಆ ವೊಕೇಶನ್ ಅಂದ್ರೆ ಅವರ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ ಲೆಸ್ ಟೆನ್ಷನ್ ಮೋರ್ ಅಟೆನ್ಷನ್ ಒತ್ತಡ ಮುಕ್ತ ಜೀವನ ಭಾರತೀಯ ಜ್ಞಾನ ಪ್ರಣಾಳಿ IKS ದ ಕೃಷ್ಣತಾ ಕೇಂದ್ರ ಸೆಂಟರ್ ಆಫ್ ಎಕ್ಸಲೆನ್ಸ್ ಮುಖಾಂತರ ಪ್ರಯತ್ನ ನಡೀತಾ ಇದೆ.
0: ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ನಾಳೆಯಿಂದ ಪ್ರಾಯೋಗಿಕವಾಗಿ ನೀರಾವರಿ ಸೌಲಭ್ಯಕ್ಕಾಗಿ ಭದ್ರಾ ನದಿ ನೀರನ್ನು ಹರಿಸಲಾಗುತ್ತಿದೆ. ಸರ್ಕಾರದ ನಿರ್ದೇಶನದಂತೆ ವಿಶ್ವೇಶ್ವರಾಯ ಜಲ ನಿಗಮ ನಿಯಮಿತ ನೀರು ಹರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ಭದ್ರಾ ಜಲಾಶಯದಿಂದ ಹರಿಸಲಾಗುವ ನೀರು ಶಾಖಾ ಕಾಲುವೆಯ ಮೂಲಕ ಹೊಸದುರ್ಗ, ಹೊಳಲ್ಕೆರೆ, ಹಿರಿಯೂರು ಮತ್ತು ಚಿತ್ರದುರ್ಗ ತಾಲೂಕುಗಳ ಮೂಲಕ ಗೋನೂರು ಕೆರೆ ತಲುಪಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್

0: ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಶಿಕ್ಷಕರ ದಿನಾಚರಣೆ. ಭಾರತದ ರಾಷ್ಟ್ರಪತಿಯಾಗಿದ್ದ ಆದರ್ಶ ಶಿಕ್ಷಕ ಭಾರತರತ್ನ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಿಂದು. ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಹೊಸದಿಲ್ಲಿಯ ವಿಜ್ಞಾನ ಭವನದಲ್ಲಿ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಈ ವರ್ಷ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ 3 ಹಂತದ ಆಯ್ಕೆ ಪ್ರಕ್ರಿಯೆಯ ಮೂಲಕ 48 ಶಾಲಾ ಶಿಕ್ಷಕರನ್ನು ರಾಷ್ಟ್ರೀಯ ಪುರಸ್ಕಾರಕ್ಕೆ ಆಯ್ಕೆ ಮಾಡಲಾಗಿದೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ರಾಜ್ಯ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ಇಂದು ಬೆಳಗ್ಗೆ 9:05 ರಾಜ್ಯದ 14 ಆಕಾಶವಾಣಿ ಕೇಂದ್ರಗಳ ಮೂಲಕ ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇಂದು ಸಂಜೆ 5 ಗಂಟೆಗೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಶಸ್ತಿ ಪ್ರದಾನಿಸಿ ಗೌರವಿಸಲಿದ್ದಾರೆ. 2026-27 ಸಾಲಿನ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಪ್ರಾಥಮಿಕ ಶಾಲಾ ವಿಭಾಗದಿಂದ ಕೊಪ್ಪಳ ಜಿಲ್ಲೆ ಹನವಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕ ಮೈಲಾರಪ್ಪ ಬೂದಿಹಾಳ್ ಸೇರಿದಂತೆ 20 ಶಿಕ್ಷಕರು ಆಯ್ಕೆಯಾಗಿದ್ದಾರೆ. ಪ್ರೌಢಶಾಲಾ ವಿಭಾಗದಿಂದ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕು RMSA ಶಾಲೆಯ ಮುಖ್ಯ ಶಿಕ್ಷಕಿ ಮಮತಾ ನಾಯ್ಕ ಸೇರಿದಂತೆ 11 ಶಿಕ್ಷಕರು ಆಯ್ಕೆಯಾಗಿದ್ದಾರೆ. ಅಕ್ಷರಮಾತೆ ಸಾವಿತ್ರಿ ಬಾಯಿ ಫುಲೆ ಅವರ ಸವಿ ನೆನಪಿನಲ್ಲಿ ಮಹಿಳಾ ಶಿಕ್ಷಕಿಯರಿಗೆ ಪ್ರಶಸ್ತಿ ನೀಡಲಾಗುತ್ತಿದೆ. ಪ್ರಶಸ್ತಿ 25,000 ರೂಪಾಯಿ ನಗದು ಪುರಸ್ಕಾರ.

0: ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಕ್ಕಾಗಿ ತುಂಬಾ ಖುಷಿ ಆಗ್ತಾ ಇದೆ. ಈ ಒಂದು ಪ್ರಶಸ್ತಿ ನಮಗೆ ಮತ್ತಷ್ಟು ಉತ್ತಮ ಕೆಲಸಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ನೀಡಿದಂತಾಗ್ತಾ ಇದೆ. ಶಾಲೆಗೆ ಇಂಥ ಒಬ್ಬ ಒಳ್ಳೆ ಶಿಕ್ಷಕ ನಮ್ಮಲ್ಲಿದ್ದಾನೆ, ನಮ್ಮ ಮಕ್ಕಳನ್ನ ಪ್ರೈವೇಟ್ ಶಾಲೆಗೆ ಕಳಿಸದೆ ನಮ್ಮ ಶಾಲೆಗೆ ಕಳಿಸುವ ರೀತಿ ವಾತಾವರಣ ಕ್ರಿಯೇಟ್ ಆಗಿದೆ.
1: ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಭವನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಶಿಕ್ಷಣ ತಜ್ಞರ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಶಿಲ್ಪಿ ಡಾಕ್ಟರ್ ಡಿಸಿ ಪಾವಟೆ ಕುರಿತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಾಗೂ ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿರುವ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿತವಾಗಿದೆ. ಶಿಕ್ಷಣದಾಚೆ ಪರಿಪೂರ್ಣ ಮತ್ತು ಆರೋಗ್ಯಕರ ಜೀವನದೆಡೆಗೆ ವಿಷಯ ಕುರಿತು ಪದ್ಮಶ್ರೀ ಡಾಕ್ಟರ್ ಜಾನ್ ಎಬ್ನೇಜರ್ ಉಪನ್ಯಾಸ ನೀಡಲಿದ್ದಾರೆ. ಜೆಎಸ್ಎಸ್ ಕಾಲೇಜು ಗೋಕಾಕದ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಆರ್ಎಚ್ ಗುಣಕಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯ ಸರ್ಕಾರ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ 34 ಕ್ರೀಡಾ ವಸತಿ ನಿಲಯಗಳನ್ನು ನಡೆಸುತ್ತಿದ್ದು 2,300 ಕ್ರೀಡಾಪಟುಗಳು ವಿವಿಧ ಕ್ರೀಡೆಗಳಲ್ಲಿ ತರಬೇತಿ ನಿರತರಾಗಿದ್ದಾರೆ ಎಂದು ಕ್ರೀಡಾ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿಯೂ ಆದ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರು ಚಿಕ್ಕಜಾಲ ಬಳಿಯ ವಿದ್ಯಾನಗರದ ಶ್ರೀ ಜಯಪ್ರಕಾಶ್ ನಾರಾಯಣ್ ರಾಷ್ಟ್ರೀಯ ಯುವ ತರಬೇತಿ ಕೇಂದ್ರ ಹಾಗೂ ವಿದ್ಯಾನಗರ ಕ್ರೀಡಾಶಾಲೆಗೆ ಭೇಟಿ ನೀಡಿ ಸಚಿವರು ಪರಿಶೀಲಿಸಿದರು. ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಲು ರಾಜ್ಯ ಸರ್ಕಾರ ಕ್ರೀಡೆ ಮತ್ತು ಯುವ ಸಬಲೀಕರಣ ಎಂಬ ಇಲಾಖೆಯನ್ನು ಪ್ರತ್ಯೇಕವಾಗಿ ಸೃಷ್ಟಿಸಿದೆ. ರಾಷ್ಟ್ರೀಯ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಯೋಜನೆ ಉತ್ತಮ ಕ್ರೀಡಾಪಟುಗಳನ್ನು ರೂಪಿಸಲು ಸಕಲ ಸೌಲಭ್ಯ ಹಾಗೂ ಅನುದಾನ ಒದಗಿಸುತ್ತಿದೆ ಎಂದು ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಶ್ಲಾಘಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಪ್ರಜಾಸೇವಾ ಅಭಿಯಾನಕ್ಕೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಭಾರತೀಯ ಪಾರಂಪರಿಕ ಜ್ಞಾನ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಇಂದು ಚಾಲನೆ. ಇಂದು ಶಿಕ್ಷಕರ ದಿನಾಚರಣೆ. ಭಾರತ ರತ್ನ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉತ್ತಮ ಕ್ರೀಡಾಪಟುಗಳನ್ನು ರೂಪಿಸಲು ಸಕಲ ಸೌಲಭ್ಯ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 128 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
6: ಮೂಲ ವಸ್ತುವದೊಂದು
7: ಮೂಲ ವಸ್ತುವದೊಂದು
6: ಲೀಲೆಗೋಸುಗ ನೂರು
7: ಲೀಲೆಗೋಸುಗ ನೂರು
6: ಕಾಲದೃಷ್ಟಿಗೆ ಬಹುಳ
7: ಕಾಲದೃಷ್ಟಿಗೆ ಬಹುಳ
6: ಕೇವಲದೊಳ್ ಏಕ
7: ಕೇವಲದೊಳ್ ಏಕ
6: ಸ್ಥೂಲ ವಿವಿಧದಿ ಬಾಳಿ
7: ಸ್ಥೂಲ ವಿವಿಧದಿ ಬಾಳಿ
6: ಸೂಕ್ಷ್ಮ ಸಾಮ್ಯವ ತಾಳಿ
7: ಸೂಕ್ಷ್ಮ ಸಾಮ್ಯವ ತಾಳಿ
6: ಆಳುತಿರು ಜೀವನವ ಮಂಕುತಿಮ್ಮ
7: ಆಳುತಿರು ಜೀವನವ ಮಂಕುತಿಮ್ಮ.
5: ಇಲ್ಲಿ ಮತ್ತೆ ನಾವು ಒಂದೇ ವಸ್ತುವಿನಿಂದ ಆದಂತಹ ಈ ಪ್ರಪಂಚ ನಮಗೆ ಬೇರೆ ಬೇರೆಯಾಗಿ ಕಾಣ್ತಾ ಇದೆ ಅನ್ನೋದನ್ನ ಮತ್ತೆ ಹೇಳೋದನ್ನ ನಾವು ನೋಡ್ತೀವಿ. ಆ ಒಂದು ತತ್ವವನ್ನು ನಾವು ಜೀವನಕ್ಕೆ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋಂಥ ಒಂದು ಪರಿಕಲ್ಪನೆಯನ್ನು ಇಲ್ಲಿ ಡಿ ವಿ ಜಿ ಅವರು ನಮಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ನಮಗೆ ವಸ್ತು ಒಂದೇ ಇದ್ದರೂ ಅದು ಬೇರೆ ಬೇರೆಯಾಗಿ ಕಾಣುತ್ತೆ. ಸತ್ವ ತತ್ವದಿಂದ

ಒಂದೇ, ವಸ್ತು ಒಂದೇ, ಆದರೆ ದೃಷ್ಟಿಯಿಂದ ಅದು ಬೇರೆ ಬೇರೆ ಬೇರೆ ಬೇರೆ ಬೇರೆಯಾಗಿ ಕಾಣುತ್ತೆ. ಸೊ ಈಗ ಒಂದೇ ವಸ್ತು ಬೇರೆ ಬೇರೆಯಾಗಿ ಹೇಗೆ ಕಾಣುತ್ತೆ, ಅದು ಯಾವ ಥರ ಇದಾಗುತ್ತೆ ಅಂತಂದರೆ, ಈಗ ಒಂದೇ ವಸ್ತು, ಯಾವುದೋ ಒಂದು ವಸ್ತುವನ್ನು ನಾವು ಊಹಿಸ್ಕೊಳ್ಳೋಣ. ಈಗ ಒಂದು ಹಣ್ಣು, ಆ ಹಣ್ಣು ಎಲ್ಲರಿಗೂ ಅದು ಮಾವಿನ ಹಣ್ಣು ಅಂತಲೇ ಇದ್ದರೂ ಕೂಡ ಒಬ್ಬೊಬ್ಬರ ದೃಷ್ಟಿಯಲ್ಲಿ ಮಾವಿನ ಹಣ್ಣು ಬೇರೆ ಥರ ಕಾಣಿಸ್ತಾ ಇರುತ್ತೆ. ಈಗ ನನಗೆ ಮಾವಿನ ಹಣ್ಣು ಬಹಳ ಇಷ್ಟ, ಇನ್ಯಾರಿಗೋ ಮಾವಿನ ಹಣ್ಣು ಅಷ್ಟು ಇಷ್ಟ ಇಲ್ಲದೆ ಇರ್ಬೋದು. ನನಗೆ ಒಂದು ರೀತಿಯ ಮಾವಿನ ಹಣ್ಣು ಇಷ್ಟ, ಇನ್ಯಾರಿಗೋ ಬೇರೆ ರೀತಿಯ ಮಾವಿನ ಹಣ್ಣು ಇಷ್ಟ ಇರ್ಬೋದು. ಸೊ ಹಾಗೆ ಅದೇ ಹಣ್ಣು ಬೇರೆ ಬೇರೆಯವರ ದೃಷ್ಟಿಯಲ್ಲಿ ಅದು ಬೇರೆಯಾಗಿ ಕಾಣಿಸ್ತಾ ಇರುತ್ತೆ. ಮತ್ತು ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿನೇ ಆ ವಸ್ತುವನ್ನು ನೋಡ್ತಾ ಇದ್ದಾನೆ ಅಂತಂದರೂ ಕೂಡ ಕಾಲದ ಒಂದು ಪರಿಮಿತಿಯನ್ನು ನಾವು ಅದಕ್ಕೆ ಹಾಕಿದರೆ, ನನಗೆ ಚಿಕ್ಕ ವಯಸ್ಸಿನಲ್ಲಿ ಯಾವುದೋ ಒಂದು ಬೊಂಬೆ ಅಂದರೆ ನನಗೆ ಭಾಳ ಇಷ್ಟ ಇರ್ತಾ ಇತ್ತು, ಈಗ ಆ ಬೊಂಬೆ ಬಗ್ಗೆ ನನಗೆ ಯಾವ ಒಂದು ಆಸಕ್ತಿಯೂ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಬೊಂಬೆ ಬೊಂಬೆಯೇ, ಅದು ಬೊಂಬೆ ಹಾಗೆ ಇರುತ್ತದು. ಸೊ ಆ ಬೊಂಬೆಯನ್ನು ನಾನು ನೋಡ್ತಾ ಇದ್ದಂಥ ದೃಷ್ಟಿ ಮೊದಲಿಗೂ ಇವಾಗಕ್ಕೂ ಬೇರೆಯಾಯಿತು. ಮತ್ತು ಅದೇ ಒಂದು ವಸ್ತು ದೇಶದ ಒಂದು ಪರಿಚ್ಛೇದವನ್ನು ನಾವು ಹಾಕ್ಕೊಂಡ್ರೆ, ಅಂದರೆ ಯಾವ ಜಾಗದಲ್ಲಿ ಅದಿದೆ ಅನ್ನೋದನ್ನು ಒಂದು ವಿಚಾರ ಮಾಡಿದರೆ, ಆ ಜಾಗಕ್ಕೆ ತಕ್ಕಂತೆ ಆ ವಸ್ತುವಿನ ಅರ್ಥ ನಮಗೆ ಬೇರೆಯಾಗಿ ಕಾಣಿಸ್ತಾ ಇರುತ್ತೆ. ಸೊ ಹೀಗೆ ನಾವು ಯಾವ ಒಂದು ವಸ್ತುವನ್ನು ನೋಡಿದಾಗಲೂ ಕೂಡ ಅದು ದೃಷ್ಟಿಯನ್ನು ಅನುಸರಿಸಿ ಬೇರೆಯಾಗಿ ಕಾಣಿಸ್ತಾ ಇರುತ್ತೆ. ಸೊ ವಸ್ತು ಒಂದೇ, ನಾವು ಬೇರೆ ಬೇರೆಯಾಗಿ ಅದು ನೋಡ್ತಾ ಇರ್ತೀವಿ. ಸೊ ಅದು ಎಲ್ಲ ಆಯಾಮಗಳಿಗೂ ಅದು ನಿತ್ಯ ಜೀವನದಲ್ಲಿ ನಾವು ನೋಡ್ತೀವಿ. ನಾವು ತಿನ್ನುವಂಥ ಆಹಾರ ಒಬ್ಬೊಬ್ರಿಗೊಂದೊಂದು ಇಷ್ಟ. ನನಗೆ ಒಂದು ವಸ್ತುವನ್ನು ಇವತ್ತು ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ, ಮತ್ತೊಂದು ದಿವಸ ಅದನ್ನು ತಿನ್ನೋಣ ಅಂತ ಅನ್ನಿಸ್ದೇ ಇರ್ಬೋದು. ಸೊ ಹೀಗೆ ವಸ್ತು ಒಂದೇ ಆದರೂ ಕೂಡ ಎಲ್ಲ ಸಂದರ್ಭಕ್ಕೆ ಅನುಗುಣವಾಗಿ ಅದು ಬೇರೆ ಬೇರೆಯಾಗಿ ಕಾಣ್ತಾ ಇರುತ್ತೆ. ಸೊ ಇದು ನಾವು ನೋಡುವಂಥ ದೃಷ್ಟಿಯಿಂದ ಸ್ಥೂಲವಾಗಿ, ಅಂದರೆ ಗ್ರಾಸ್, ದೊಡ್ಡದಾಗಿ ಕಾಣಿಸುವಂಥ ವಸ್ತುವಾಗಿ ಅದು ಬೇರೆ ಬೇರೆಯಾಗಿ ಕಾಣಿಸುತ್ತೆ. ಮೂಲದಲ್ಲಿ ನೋಡಿದಾಗ ವಸ್ತುಗಳು ಬೇರೆ ಬೇರೆ ಕಂಡರೂ ಕೂಡ ಅದರಲ್ಲಿ ಇರೋಂಥ ಸತ್ವ ಒಂದೇ. ನಾವು ಅದನ್ನೆಲ್ಲ ಈಗ ಫಿಸಿಕ್ಸು ಅಥವಾ ಕೆಮಿಸ್ಟ್ರಿಯಿಂದ ನಾವು ಆಲೋಚನೆ ಮಾಡಿ, ವಿಜ್ಞಾನದ ದೃಷ್ಟಿಯಿಂದ ಆಲೋಚನೆ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಎಲ್ಲವೂ ಕೂಡ ಆ್ಯಟಮ್ಸ್ನಿಂದಾನೇ ಆಗಿದೆ ಅಂತ ನಾವು ಹೇಳ್ತೀವಿ. ಆ್ಯಟಮ್ಗಳ ಬೇರೆ ಬೇರೆ ರೀತಿಯ ಜೋಡಣೆಯಿಂದ ಎಲಿಮೆಂಟ್ಸ್ ಆಗುತ್ತೆ, ಕಾಂಪೌಂಡ್ಸ್ ಆಗುತ್ತೆ. ಆ ಕಾಂಪೌಂಡ್ಸಿಂದ ನಾವು ವಸ್ತುಗಳನ್ನು ತಯಾರು ಮಾಡ್ತೀವಿ. ಸೊ ಈಗ ಪ್ಲಾಸ್ಟಿಕ್ ಅನ್ನುವಂಥ ಒಂದು ವಸ್ತುವಿನಿಂದ ಅನೇಕ ದಿನನಿತ್ಯದ ಪದಾರ್ಥಗಳನ್ನು ನಾವು ತಯಾರು ಮಾಡ್ತೀವಿ. ಸ್ಟೀಲ್, ಅದರಿಂದ ನಮ್ಮ ಅಡುಗೆ ಮನೆಯಲ್ಲಿರೋ ಎಲ್ಲ ಪಾತ್ರೆಗಳು ತಯಾರಾದವು. ಮೂಲ ವಸ್ತು ಯಾವುದು? ಸ್ಟೀಲ್. ಆದರೆ ನಮಗೆ ಕಾಣಿಸ್ತಾ ಇರೋದು ಯಾವುದು? ಅದು ಬೇರೆ ಬೇರೆಯಾಗಿ ನಮಗೆ ಕಾಣಿಸ್ತಾ ಇದೆ. ಸೊ ಹಾಗೆ ಮೂಲ ವಸ್ತು ಒಂದೇ ಆದರೂ ಕೂಡ ಅದು ಕೇವಲದಲ್ಲಿ, ಅಂದರೆ ಎಲ್ಲವನ್ನೂ ಬಿಟ್ಟು ಅದೊಂದೇ ಅಂತ ನಾವು ಆಲೋಚನೆ ಮಾಡಿದಾಗ ಅದರಲ್ಲಿರೋಂಥ ಸತ್ವ ಒಂದೇ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ಅದೇ ರೀತಿಯಲ್ಲಿ ನಾವು ಆಹಾರವನ್ನು ಒಂದು ಉದಾಹರಣೆಯಾಗಿ ಇಲ್ಲಿ ತಗೊಳ್ಬೋದು. ಈಗ ಯಾವ ಆಹಾರವನ್ನು ನಾವು ತಗೊಂಡ್ರೂ ಕೂಡ ಅದರಲ್ಲಿರುವಂಥ ಸತ್ವವನ್ನು ನಾವು ಹೇಗೆ ಗುರುತಿಸ್ತೀವಿ? ಇವಾಗ ಇದರಲ್ಲಿ ಇಷ್ಟು ಕಾರ್ಬೋಹೈಡ್ರೇಟ್ ಇದೆ, ಇಷ್ಟು ಪ್ರೋಟೀನ್ ಇದೆ, ಇಷ್ಟು ಫ್ಯಾಟ್ ಇದೆ, ಅಥವಾ ಇದರಲ್ಲಿ ಇದು ವಿಟಮಿನ್ಸ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ. ಸೊ ಈ ಥರ ನಾವು ವಿಂಗಡಿಸ್ತೀವಿ. ಅನ್ನವನ್ನು ನಾವು ವರ್ಣನೆ ಮಾಡಿ ಅಥವಾ ಅದನ್ನು ವಿಶ್ಲೇಷಣೆ ಮಾಡುವಾಗಲೂ ಕೂಡ ಅದರಲ್ಲಿ ಇಷ್ಟು ಕಾರ್ಬೋಹೈಡ್ರೇಟು ಅಂತ ಹೇಳ್ತೀವಿ, ಇಷ್ಟು ಪ್ರೋಟೀನ್ ಅಂತ ಹೇಳ್ತೀವಿ. ಇಲ್ಲಪ್ಪ, ಇವಾಗ ನೀವು ಸಿರಿಧಾನ್ಯಗಳನ್ನು ತಿನ್ನಿ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ಗಳು. ಯಾಕೆ? ಅದರಲ್ಲಿ ಇನ್ನೇನೋ ಜಾಸ್ತಿ ಇದೆ ಅಂತ. ಆದರೆ ಅದರಲ್ಲಿರೋ ಪ್ರೋಟೀನು, ಇದರಲ್ಲಿರೋದು ಪ್ರೋಟೀನು, ಅದರಲ್ಲಿರೋದು ಕಾರ್ಬೋಹೈಡ್ರೇಟು, ಇದರಲ್ಲಿರೋದು ಕಾರ್ಬೋಹೈಡ್ರೇಟು, ಅದರಲ್ಲಿ ಮಿಶ್ರಣ ಬೇರೆಯಾಗಿದೆ, ಮೂಲ ವಸ್ತು ಒಂದೇ. ಸೊ ಆ ಮೂಲ ವಸ್ತುವನ್ನು ನಾವು ಗಮನಿಸಿದಾಗ ಅದು ಒಂದೇ ಇದ್ದರೂ ಕೂಡ ನಮಗೆ ಅದು ಲೀಲೆಗೋಸುಗ ಬೇರೆಯಾಗಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಲೀಲೆ ಅಂತನ್ನುವಾಗ ನಮ್ಮ ಇಷ್ಟಕ್ಕೆ ಅಂತಲೂ ಕೂಡ ನಾವು ಅರ್ಥ ಮಾಡ್ಕೊಳ್ತೀವಿ. ಈಗ ಸಿಹಿ ತಿಂಡಿಗಳಲ್ಲಿ ನನಗೆ ಯಾವುದೋ ಒಂದು ಥರದ ಸಿಹಿ ತಿಂಡಿ ಇಷ್ಟ. ಸಿಹಿಯಲ್ಲಿ ಏನಿದೆ? ಶುಗರ್, ಮೇನ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ. ಆದರೆ ಆ ಕಾರ್ಬೋಹೈಡ್ರೇಟನ್ನು ನಾನು ಜಾಮೂನಾಗಿ ಇವತ್ತು ಇಷ್ಟಪಡ್ತೀನಿ, ಮೈಸೂರು ಪಾಕಾಗಿ ನಾಳೆ ತಗೊಳ್ತೀನಿ, ಇನ್ನೇನೋ ಆಗಿ ಇನ್ನೊಂದು ದಿವಸ ತಗೊಳ್ತೀನಿ. ಸೊ ನನ್ನ ಲೀಲೆಗೋಸುಗ, ನನ್ನ ಆಸೆಗೋಸ್ಕರ ನಾನು ಅದನ್ನು ಬೇರೆ ಬೇರೆಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಮೂಲ ವಸ್ತು ಯಾವುದು? ಮೂಲ ವಸ್ತು ಒಂದೇ. ಸೊ ಅದನ್ನು ನಾವು ನೋಡಿದಾಗ ಜೀವನದಲ್ಲಿ ನಾವು ಇದನ್ನು ಹೇಗೆ ಅನ್ವಯಿಸ್ಕೊಳ್ಬೇಕು ಅಂತಂದರೆ, ಸ್ಥೂಲದ ವಸ್ತುಗಳನ್ನು ನಾವು ವಿವಿಧದಿ ಬಾಳಬೇಕು.
ಎಲ್ಲ ವಸ್ತುಗಳು ಬೇರೆ ಬೇರೆಯಾಗಿ ನಮಗೆ ಏನು ಗೋಚರವಾಗುತ್ತೋ ಅದನ್ನು ಅದರ ಗುಣಕ್ಕೆ ತಕ್ಕ

0: ಅಂತೆ ನಾವು ಅದನ್ನು ಸ್ವೀಕರಿಸಿ ಅದರ ಗುಣಕ್ಕೆ ತಕ್ಕಂತೆ ಅದರ ಉಪಯುಕ್ತತೆಗೆ ತಕ್ಕಂತೆ ಅದನ್ನು ನಾವು ಬಳಸಿಕೊಂಡು ಅದರ ಒಂದು ಪ್ರಯೋಜನವನ್ನು ನಾವು ಪಡ್ಕೊಳ್ಳೋದ್ರಿಂದ ನಮಗೆ ಅನುಕೂಲ ಆಗುತ್ತೆ. ನಾನು ಆಹಾರ ತಗೊಳ್ತೀನಿ, ನನಗಿಷ್ಟವಾದದ್ದನ್ನು ನಾನು ತಗೊಳ್ತೀನಿ, ಅದು ಸರಿ. ಆದರೆ ಸೂಕ್ಷ್ಮದಲ್ಲಿ ಸಾಮ್ಯವನ್ನು ತಾಳ್ಬೇಕು. ಈಗ ನನಗೆ ಗೋಬಿ ಮಂಚೂರಿಯನ್ ತುಂಬ ಇಷ್ಟ, ಸ್ಥೂಲವಾಗಿ ಅದು ಗೋಬಿ ಮಂಚೂರಿಯನ್ ಥರ ಇದೆ, ಆದರೆ ಅದರಲ್ಲಿ ಹಾಕಿರೋಂಥ ಮೂಲಭೂತ ಪದಾರ್ಥಗಳನ್ನು ನಾನು ಗಮನಿಸದೆ ನಾನು ಅದನ್ನು ತಿಂತಾ ಇದ್ದೆ ಅಂತಂದರೆ ಅದರಲ್ಲಿ ನಾನು ಸಾಮ್ಯತೆಯನ್ನು ಪಡ್ಕೊಳ್ಳಿಲ್ಲ ಅಂತಂದ್ರೆ ನನಗೆ ಕಷ್ಟ. ಸೊ ವಿವಿಧದಲ್ಲೂ ಕೂಡ ನಾನು ನೋಡಬೇಕಾಗಿರುವಂಥದ್ದೇನೆಂದರೆ ಆ ಸಾಮ್ಯತೆ ಅನ್ನೋದಿದೆಯಾ, ನನಗೆ ಅನುಕೂಲಕರವಾದಂಥ, ನನಗೆ ಒಳ್ಳೆಯದನ್ನು ಉಂಟು ಮಾಡುವಂಥ ವಸ್ತು. ಆಹಾರದ್ದೇ ನಾವು ಉದಾಹರಣೆ ತಗೋತಿರೋದ್ರಿಂದ ಅದರಲ್ಲಿ ಪ್ರೋಟೀನ್ ಇದೆಯಾ, ಅದರಲ್ಲಿ ಸರಿಯಾದ ರೀತಿಯ ಕಾರ್ಬೋಹೈಡ್ರೇಟ್ ಇದೆಯಾ, ಇದನ್ನು ನೋಡ್ತೀವಿ. ಗ್ರಾಸ್ ಅಂದರೆ ಸ್ಥೂಲವಾಗಿಯೂ ನನಗೆ ಅನುಕೂಲವಾಗಿರಬೇಕು, ಆ ರೀತಿ ನಾನು ಮಾಡೋದಕ್ಕೆ ಸಾಧ್ಯ. ಯಾಕೆ? ನನಗೆ ವೈವಿಧ್ಯತೆಯ ಒಂದು ಅನುಕೂಲ ಇದೆ, ನನಗದನ್ನು ಯಾವ ರೀತಿಯಲ್ಲಿ ಬೇಕಾದರೂ ನಾನು ಅದನ್ನು ಮಾಡಿಕೊಳ್ಳಬಲ್ಲೆ. ಆದರೆ ಸೂಕ್ಷ್ಮದಲ್ಲಿ ಆ ಸಾಮ್ಯತೆಯನ್ನು ನಾನು ಗುರುತಿಸ್ತಾ ಯಾವುದು ಸರಿ ಯಾವುದು ಒಳ್ಳೆಯದು ಅನ್ನೋದನ್ನು ನಾನು ಗುರುತಿಸಿ ಅದನ್ನು ನನಗೆ ನಾನು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಆದರೆ ಸ್ಥೂಲವೂ ಬೇಕು, ಸೂಕ್ಷ್ಮವೂ ಸರಿಯಾಗಿ ನಾನು ಅರ್ಥ ಮಾಡಿಕೊಳ್ಬೇಕು, ಆಗ ನಮ್ಮ ಜೀವನ ಹಸನಾಗತ್ತೆ. ಆ ರೀತಿಯಲ್ಲಿ ನಾವು ಜೀವನವನ್ನು ನಡೆಸಬೇಕು ಅನ್ನೋದು ಇಲ್ಲಿನ ಮುಖ್ಯ ಉದ್ದೇಶ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 128 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮಾರ್ಗದರ್ಶಕ ಮುರಾರಿ ಶ್ರೀಕೃಷ್ಣ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಕ ಮುರಾರಿ ಶ್ರೀಕೃಷ್ಣ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಹಾಗೂ ಸಮಸ್ತ ನಾಡಿನ ಎಲ್ಲ ಜನತೆಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಶ್ರೀ ಕೃಷ್ಣನ ಮುಕ್ತ ನಗುವಿನ ಹಿಂದೆ ಬಹಳ ಉನ್ನತವಾದ ಪಾಠವಿದೆ. ಶ್ರೀ ಕೃಷ್ಣನ ಬದುಕೆ ವೈಪರೀತ್ಯಗಳಿಂದ ಕೂಡಿದ್ದು, ಚಿಕ್ಕಂದಿನಲ್ಲೇ ತಂದೆ ತಾಯಿಗಳಿಂದ ಬೇರ್ಪಟ್ಟು ಹುಟ್ಟಿದ ನಾಡಿನಿಂದ ಬಹುದೂರ ಜೀವನ ಸವೆಸುತ್ತಾ ಪಾಲನೆ ಪೋಷಣೆ ಮಾಡಿದವರನ್ನೇ ಮಾತ ಪಿತೃಗಳು ಎಂದುಕೊಂಡು ಆನಂದದಿಂದ ಬದುಕಿ ಅಂತಿಮವಾಗಿ ತನ್ನ ಮಾಯಲೋಲ ಭಾವಗಳನ್ನು ಜಗತ್ತಿನಲ್ಲಿ ಬಿಟ್ಟು ಹೋದ. ಹೀಗಾಗಿಯೇ ನಾವೆಲ್ಲ ಶ್ರೀಕೃಷ್ಣನನ್ನು ಮತ್ತು ಅವನ ಮುಗ್ಧ ನಗುವನ್ನು ಮರೆಯಲು ಸಾಧ್ಯವೇ ಇಲ್ಲ. ಇದೇ ಕಾರಣಕ್ಕೆ ಶ್ರೀಕೃಷ್ಣನ ಬದುಕು ನಮಗೆಲ್ಲ ರಂಜನೀಯವಾಗಿ ತೋರುತ್ತದೆ. ಶ್ರೀಕೃಷ್ಣ ಬದುಕು ಎಲ್ಲರಿಗೂ ಯಾವಾಗಲೂ ಸುಲಭವಾಗಿರುತ್ತದೆ ಎಂದು ಉಪದೇಶಿಸಲಿಲ್ಲ. ಅವನ ಬದುಕಿನ ಮೂಲಕ ಮತ್ತು ಭಗವದ್ಗೀತೆಯ ಮುಖಾಂತರ ಎಲ್ಲ ಜೀವಿಗಳಿಗೂ ಕಷ್ಟ ಅನಿವಾರ್ಯ. ಆದರೆ ನಮ್ಮ ಆಂತರಿಕ ಶಕ್ತಿಗಳನ್ನು ಮತ್ತು ಜೀವನೋತ್ಸಾಹವನ್ನು ಕಳೆದುಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ಸಾರಿದ್ದಾನೆ. ಅವನ ನಗುಮುಖ ಕಷ್ಟದಿಂದ ಪಲಾಯನ ಮಾಡುವುದನ್ನು ಸಾರುವುದಿಲ್ಲ. ಬದಲಿಗೆ ಅದು ಸಂಘರ್ಷದ ದಿನಗಳನ್ನು ಹೇಗೆ ಎದುರಿಸಬಹುದು ಎನ್ನುವುದನ್ನು ಸೂಚಿಸುತ್ತದೆ. ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸನಾತನ ಪರಂಪರೆಯಲ್ಲಿ ಒಂದು ಧಾರ್ಮಿಕ ದಿನ. ಅದು ಶ್ರೀ ಕೃಷ್ಣನ ಹುಟ್ಟುಹಬ್ಬವನ್ನು ನೆನಪಿಸುವುದರ ಜೊತೆಗೆ ಅವನ ಬದುಕಿನ ದಿನಗಳನ್ನು ನಮ್ಮ ಕಣ್ಣ ಮುಂದೆ ತಂದು ನಿಲ್ಲಿಸುತ್ತದೆ.

ಕಂಸ ತನ್ನ ಕ್ರೂರತೆಯನ್ನು ಮೆರೆಯುತ್ತಿದ್ದ ದಿನಗಳನ್ನು ನೆನಪಿಸುತ್ತದೆ. ಭಾಗವತ ಪುರಾಣದ ಪ್ರಕಾರ ಕೃಷ್ಣ ಮಧುರೆಯಲ್ಲಿ ಹುಟ್ಟಿದ್ದು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅಧರ್ಮದ ಎದುರಿಗೆ ಧರ್ಮದ ಜಯ ತಂದುಕೊಡಲು ಎಂದಷ್ಟೇ ತಿಳಿದುಕೊಂಡರೆ ತಪ್ಪಾದೀತು. ಏಕೆಂದರೆ ಶ್ರೀಕೃಷ್ಣನ ಕಥೆ ಜೀವನ ದುಸ್ತಾರವಾಗಿರುವಾಗ ಕೆಚ್ಚೆದೆಯಿಂದ ಬದುಕುವುದು ಹೇಗೆಂದು ತೋರಿಸುತ್ತದೆ. ಜೊತೆಗೆ ಎಂತದೆ ಸಂದರ್ಭವಾಗಲಿ ಎಲ್ಲವನ್ನು ಮುಗುಳು ನಗೆಯಿಂದಲೇ ಸ್ವೀಕರಿಸುತ್ತಾ ಸಮಸ್ಯೆಗೊಂದು ಪರಿಹಾರ ಕಂಡುಕೊಳ್ಳುವ ದಾರಿಯನ್ನು ತೋರುತ್ತದೆ. ಶ್ರೀ ಕೃಷ್ಣನ ಬಾಲ್ಯ, ತಂದೆ ತಾಯಿಯರಿಂದ ಅಗಲಿಕೆ, ಸ್ನೇಹಿತರೊಂದಿಗೆ ಜೀವನ, ಆಗಾಗ ಜನರಲ್ಲಿ ಇರುವ ದುರಹಂಕಾರವನ್ನು ತೊಲಗಿಸುವ ಪರಿ, ಕೆಟ್ಟವರ ನಿರ್ಮೂಲನೆ, ಸಂಬಂಧಗಳೊಂದಿಗೆ ಬದುಕು, ಸಮಸ್ಯೆಗಳ ನಿವಾರಣೆ, ಅಂತಿಮವಾಗಿ ಅನಿವಾರ್ಯವಾದ ಯುದ್ಧವನ್ನು ಎದುರಿಸುವುದು, ಅವರವರಿಗೆ ಅವರವರ ಕರ್ಮ ಫಲಗಳನ್ನು ನೀಡುವುದು, ಇವೆಲ್ಲವನ್ನು ಗಮನಿಸಿದಾಗ ಬರೀ ಶ್ರೀಕೃಷ್ಣನ ಹುಟ್ಟನ್ನು ಬರೀ ಹಬ್ಬವೆಂದು ಸಂಭ್ರಮಿಸುವುದರ ಬದಲು ಅವನಿಗೆ ನಮ್ಮನ್ನು ನಾವು ಅರ್ಪಿಸಿಕೊಂಡು ನಮ್ಮ ಬದುಕನ್ನು ಸರಿಯಾದ ದಾರಿಯಲ್ಲಿ ಸಾಗುವಂತೆ ನೋಡಿಕೊಳ್ಳುವುದು ಮುಖ್ಯ ಎಂದು ಅರಿವಾಗುತ್ತದೆ. ಕೆಲವರು ಮಾತಾಡುವಾಗ ನಾವೇನು ಚಿನ್ನದ ಚಮಚ ಬಾಯಲ್ಲಿ ಇಟ್ಟುಕೊಂಡು ಹುಟ್ಟಿಲ್ಲ ಎನ್ನುತ್ತಾರೆ. ಶ್ರೀಕೃಷ್ಣನ ಬದುಕು ಕೂಡ ಹಾಗೆಯೇ. ಹುಟ್ಟಿದ ಎಳೆಮಗುವನ್ನು ರಭಸವಾಗಿ ಸುರಿಯುತ್ತಿದ್ದ ಮಳೆಯಲ್ಲಿ ಬುಟ್ಟಿಯಲ್ಲಿ ಮುಳುಗಿಸಿಕೊಂಡು ಬೋರ್ಗರಿಯುತ್ತಿದ್ದ ನದಿಯನ್ನು ದಾಟಿದವನು ವಸುದೇವ. ಕೃಷ್ಣನಿಗೆ ಬಾಲ್ಯದಲ್ಲಿ ಯಾವ ಐಷಾರಾಮಿಯೂ ಇರಲಿಲ್ಲ. ಅವನ ಬಾಲ್ಯದ ಒಂದೊಂದು ಹೆಜ್ಜೆಯು ಅನಿರೀಕ್ಷಿತಗಳಿಂದ ತುಂಬಿತ್ತು. ಆದರೂ ಅಂತಿಮವಾಗಿ ಅವನ ಬದುಕು ರೂಪುಗೊಂಡ ರೀತಿ ಇಡೀ ಜಗತ್ತಿಗೆ ಮಾದರಿಯಾಗಿತ್ತು. ಇಲ್ಲಿನ ಸಂದೇಶ ಏನು ಅಂದರೆ, ಯಾವುದೇ ವ್ಯಕ್ತಿಯ ಜೀವನದ ಸಾಧನೆಗೆ ಅವನ ಜನನ, ಬಾಲ್ಯ ರೂಪುಗೊಂಡ ರೀತಿ, ಅನುಭವಿಸಿದ ಕಷ್ಟ ಇವುಗಳಿಂದ ಅವಲಂಬಿತವಾಗಿಲ್ಲ ಎನ್ನುವುದು. ಶ್ರೀ ಕೃಷ್ಣನ ಬಾಲ್ಯ ಗೋಕುಲದಲ್ಲಿ ಕಳೆಯಿತು. ಅವನು ಸಾಕುತಾಯಿ ಯಶೋಧ, ತಂದೆ ನಂದ, ಗೋಪಿಯರು, ಗೋಪಾಲಕರು ಇವರುಗಳೊಂದಿಗೆ ಕಳೆದ ಬಾಲ್ಯದ ದಿನಗಳು ಮನಮೋಹಕವಾಗಿತ್ತು, ರಂಜನೀಯವಾಗಿತ್ತು. ಆದರೆ ಅವನ ಈ ಸಂತಸ ಹೆಚ್ಚು ದಿವಸ ಇರಲಿಲ್ಲ. ಕಂಸನನ್ನು ಎದುರಿಸಲು ಅವನು ಗೋಕುಲ ಬಿಟ್ಟು ಮಧುರಿಗೆ ಬರಬೇಕಾಯಿತು. ಅಷ್ಟು ಚಿಕ್ಕ ವಯಸ್ಸಿಗೆ ಅವನಿಗೆ ಜವಾಬ್ದಾರಿ ಬಂದಿತ್ತು. ಕೆಲವು ಕಠಿಣವಾದ ನಿರ್ಧಾರಗಳನ್ನು ಅವನು ತೆಗೆದುಕೊಳ್ಳಬೇಕಾಗಿತ್ತು. ತನ್ನ ಗುರಿಯನ್ನೇ ಅನುಸರಿಸಿ ಯಾವ ಸಂಬಂಧಗಳಿಗೂ ಪ್ರದೇಶಗಳ ಬಗೆಗೂ ಯಾವುದೇ ಮೋಹವನ್ನು ಅಂಟಿಸಿಕೊಳ್ಳದೆ ಕೇವಲ ಅವುಗಳ ನೆನಪುಗಳ ಬುತ್ತಿ ಕಟ್ಟಿಕೊಂಡು ಮುಂದುವರಿಯುತ್ತಿದ್ದ. ಹಾಗೆಯೇ ನಮಗೂ ನಮ್ಮ ಜೀವನದಲ್ಲಿ ಜವಾಬ್ದಾರಿ ಮತ್ತು ಗುರಿ ಮುಟ್ಟುವುದು ಬಹಳ ಮುಖ್ಯ ಎನ್ನುವ ಸಂದೇಶವನ್ನು ಕೊಟ್ಟಿದ್ದಾನೆ. ಮುಖದಲ್ಲಿ ನಗೆಯಿದೆ ಎಂದಾಕ್ಷಣ ಕೃಷ್ಣನಿಗೆ ಸಮಸ್ಯೆಗಳು ಇರಲಿಲ್ಲವೆಂದಲ್ಲ. ಅಂತರಂಗದ ನೋವು ಎಷ್ಟೇ ಇದ್ದರೂ ಅವುಗಳನ್ನು ಮುಖದ ಮೇಲೆ ತೋರಿಸದೆ ಮುಗುಳು ನಗೆಯಿಂದಲೇ ಸಮಸ್ಯೆಗಳ ನಿರ್ವಹಣೆ ಮಾಡಬೇಕು ಎನ್ನುವ ಸಂದೇಶ ಕೊಟ್ಟಿದ್ದಾನೆ. ಜೊತೆಗೆ ನಮ್ಮ ಬದುಕಿನಲ್ಲಿ ಹಂತಹಂತವಾಗಿ ಸಮಸ್ಯೆಗಳು ಬರುತ್ತಲೇ ಇದ್ದರೂ ಅವುಗಳನ್ನು ನಗು ಮುಖದಿಂದಲೇ ಎದುರಿಸಬೇಕು ಎಂದಿದ್ದಾನೆ. ಶ್ರೀಕೃಷ್ಣ ಕೊಟ್ಟ ಬಹುದೊಡ್ಡ ಸಂದೇಶ ಕುರುಕ್ಷೇತ್ರ ಯುದ್ಧದಲ್ಲಿದೆ. ಅದೊಂದು ಕ್ಲಿಷ್ಟಕರ ಸನ್ನಿವೇಶ. ಯುದ್ಧಕ್ಕೆ ಎಂದು ಬಂದ ಅರ್ಜುನ ಹಿಮ್ಮೆಟ್ಟಿದಾಗ ಅವನಿಗೆ ಮಾರ್ಗದರ್ಶನ ಮಾಡೋದು ಸುಲಭವಾಗಿರಲಿಲ್ಲ. ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೊಡಬೇಕಾಯಿತು. ಮನುಷ್ಯ ಸಂಬಂಧಗಳು ಅಂದರೆ ಏನು? ಪ್ರತಿಯೊಬ್ಬ ಮನುಷ್ಯನು ಎಂಥದೇ ಸಂದರ್ಭ ಆದರೂ ತನ್ನ ಕರ್ತವ್ಯವನ್ನು ಮಾಡುವುದು ಬಿಡಬಾರದು ಎನ್ನುವ ಸಂದೇಶವನ್ನು ಭಗವದ್ಗೀತೆಯ ಮುಖಾಂತರ ನಮಗೆ ನೀಡಿದ್ದಾನೆ. ಬಗೆದಷ್ಟು ಬಂಗಾರ ಎನಿಸಿಕೊಂಡಿರುವ ಭಗವದ್ಗೀತೆ ಯಾರಿಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ಅರ್ಥವಾಗುತ್ತಿದೆ. ಇವೆಲ್ಲವನ್ನು ನಾವು ಗಮನಿಸಿದಾಗ ಸುಮ್ಮನೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಬರೀ ಒಂದು ಹಬ್ಬದಂತೆ ಆಚರಿಸುವ ಬದಲು ಶ್ರೀಕೃಷ್ಣನ ಬದುಕನ್ನು ಅರ್ಥ ಮಾಡಿಕೊಂಡು ಅವನ ಉಪದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಾ ಅವುಗಳನ್ನು ನಮ್ಮ ಬದುಕಿನಲ್ಲಿ ಆದಷ್ಟು ಅಳವಡಿಸಿಕೊಳ್ಳಲು ಪ್ರಯತ್ನಿಸಿದರೆ ಅದೇ ಸಾರ್ಥಕ ಅಲ್ಲವೇ? ಮತ್ತೊಮ್ಮೆ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಪ್ರಿಯ ಕೇಳುಗರೆ, ಕೇಳುತ್ತಲ್ಲಷ್ಟೊತ್ತು ಮಾರ್ಗದರ್ಶಕ ಮುರಾರಿ ಶ್ರೀಕೃಷ್ಣ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇನೆ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೇ, ಇದುವರೆಗೂ ಮಾರ್ಗದರ್ಶಕ ಮುರಾರಿ ಶ್ರೀಕೃಷ್ಣ ಎಂಬ ವಿಷಯದ ಕುರಿತು ಶ್ರೀಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/9/2026 ಶನಿವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರಲ್ಲಿ ವಿವರ ಹೇಗಿದೆ? ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ. ಶಿಕ್ಷಕರು ತಮ್ಮ ಜ್ಞಾನವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕು. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಚೆನ್ನೈ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ನವದೆಹಲಿಯಲ್ಲಿ ಇಂದು ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಶತಮಾನೋತ್ಸವ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಮುಂಬರುವ ದಿನಗಳಲ್ಲಿ ಭಾರತ ಕ್ರೀಡಾ ಜಗತ್ತಿನ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ ಅಮಿತ್ ಶಾ. ಬ್ಯಾಡ್ಮಿಂಟನ್. ಚೀನಾ ಮಾಸ್ಟರ್ಸ್ನ ಸೆಮಿಫೈನಲ್ ಪುರುಷರ ಡಬಲ್ಸ್ನಲ್ಲಿಂದು ಭಾರತ ಮಲೇಷ್ಯಾ ಮುಖಾಮುಖಿ. ವಾರ್ತೆಗಳ ವಿವರ. ದೇಶಾದ್ಯಂತ ಇಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತಿದೆ. ಈ ದಿನವು ಹೆಸರಾಂತ ಶಿಕ್ಷಣ ತಜ್ಞ, ಲೇಖಕ, ತತ್ವಜ್ಞಾನಿ ಮತ್ತು ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯಾಗಿದೆ. ಈ ದಿನವು ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರ ಪ್ರಮುಖ ಪಾತ್ರವನ್ನು ಗುರುತಿಸುತ್ತದೆ. ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೇಶಾದ್ಯಂತ ಶಿಕ್ಷಕರಿಗೆ ಶುಭ ಹಾರೈಸಿದ್ದಾರೆ. ಅವರು ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅಸಾಧಾರಣ ಶಿಕ್ಷಕರಾಗಿದ್ದರು ಎಂದು ಬಣ್ಣಿಸಿದ್ದಾರೆ. ಶಿಕ್ಷಕರು ತಮ್ಮ ಮಾರ್ಗದರ್ಶನದ ಮೂಲಕ ಪ್ರತಿಭೆಯನ್ನು ಪೋಷಿಸಿ ವ್ಯಕ್ತಿತ್ವವನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಸಮರ್ಪಿತ ಮತ್ತು ಸಾಮಾಜಿಕ ಕಳಕಳಿಯ ಮನೋಭಾವದ ಶಿಕ್ಷಕರು ವಿದ್ಯಾರ್ಥಿಗಳ ವಿಶಿಷ್ಟ ಸಾಮರ್ಥ್ಯವನ್ನು ಗುರುತಿಸಿ ಅವರಿಗೆ ಸ್ಫೂರ್ತಿ ನೀಡಿ ಶ್ರೇಷ್ಠ ಗುರಿ ಸಾಧಿಸಲು ಅವರನ್ನು ಪ್ರೋತ್ಸಾಹಿಸಬಹುದು ಎಂದು ಅವರು ಹೇಳಿದ್ದಾರೆ. ಇಂದು ಶಿಕ್ಷಕರು ತಮ್ಮ ಜ್ಞಾನವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕಾಗಿದ್ದು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ನವೀನ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದ್ದಾರೆ. ಶಿಕ್ಷಕರು ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಾಗೆ ಚಿಂತನೆಯನ್ನು ಉತ್ತೇಜಿಸಬೇಕು ಮತ್ತು ಮಕ್ಕಳಲ್ಲಿ ವಿಚಾರಣಾ ಮನೋಭಾವವನ್ನು ಬೆಳೆಸಬೇಕು. ಸಮರ್ಪಿತ ಕೊಡುಗೆಗಾಗಿ ಎಲ್ಲ ಶಿಕ್ಷಕರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ ರಾಷ್ಟ್ರಪತಿಗಳು ಶಿಕ್ಷಕರು ದೇಶವನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯುವ ಪ್ರಬುದ್ಧ ಪೀಳಿಗೆಯನ್ನು ಪೋಷಿಸುವುದನ್ನು ಮುಂದುವರಿಸಬೇಕು ಎಂದು ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಬೆಳಗ್ಗೆ ನವದೆಹಲಿಯಲ್ಲಿ 48 ಶಾಲಾ ಶಿಕ್ಷಕರಿಗೆ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಆಯ್ಕೆಯಾದ 48 ಶಿಕ್ಷಕರು 27 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 6 ಕೇಂದ್ರ ಸರ್ಕಾರಿ ಸಂಸ್ಥೆಗಳಿಂದ ಬಂದಿದ್ದಾರೆ. ರಾಷ್ಟ್ರಪತಿಗಳು ಉನ್ನತ ಶಿಕ್ಷಣ ಸಂಸ್ಥೆ ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಮತ್ತು ಅಧ್ಯಾಪಕ ಸದಸ್ಯರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಚೆನ್ನೈಗೆ ಒಂದು ದಿನದ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಇಂಡಿಯಾ ವಾಲ್ಸ್ 2026ರಲ್ಲಿ ಭಾಗಿಯಾಗಲಿದ್ದಾರೆ. ಇದು ಹೃದಯ ಕಾಯಿಲೆಗಳ ಚಿಕಿತ್ಸೆಯನ್ನು ಮುಂದುವರೆಸುತ್ತಾ ಗಮನ ಹರಿಸುವಂತಹ ರಾಷ್ಟ್ರೀಯ ಶೈಕ್ಷಣಿಕ ಸಭೆಯಾಗಿದೆ. ಚೆನ್ನೈನ ಗೆಂಡಿಯಲ್ಲಿ

0: ವಾಲ್ಟ್ ರಿಜಿಸ್ಟರ್ ಅನ್ನು ಸಹ ಉಪರಾಷ್ಟ್ರಪತಿಯವರು ಉದ್ಘಾಟನೆ ಮಾಡಲಿದ್ದಾರೆ. ದಿನಮಲರ್ ಪತ್ರಿಕೆಯ ಪ್ರಕಟಣೆಯ 75ನೇ ವರ್ಷವನ್ನು ಗುರುತಿಸುವಂತಹ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಚೆನ್ನೈನ ವಲ್ವರ್ ಕೊಟ್ಟಂನಲ್ಲಿ ಬಿಡುಗಡೆ ಮಾಡುವ ಸಮಾರಂಭದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವಂತಹ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ನ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೆಹಲಿ ವಿಶ್ವವಿದ್ಯಾಲಯದ ಭಾಗವಾಗಿರುವಂತಹ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಭಾರತದ ಪ್ರಮುಖ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇದು ವಾಣಿಜ್ಯ, ಅರ್ಥಶಾಸ್ತ್ರ ಮತ್ತು ನಿರ್ವಹಣೆಯಲ್ಲಿ ಒಂದು ವಿಶಿಷ್ಟ ಕಲಿಕಾ ಕೇಂದ್ರವಾಗಿದೆ. 1926ರಲ್ಲಿ ಖ್ಯಾತ ಕೈಗಾರಿಕೋದ್ಯಮಿ ಮತ್ತು ಲೋಪೋಪಕಾರಿ ಸರ್ ಶ್ರೀರಾಮ್ ಅವರು ಸ್ಥಾಪಿಸಿದಂತಹ ಈ ಕಾಲೇಜು ಕಳೆದ ಶತಮಾನದಲ್ಲಿ ವಿದ್ವಾಂಸರು, ವೃತ್ತಿಪರರು, ಆಡಳಿತಗಾರರು, ಉದ್ಯಮಿಗಳು ಮತ್ತು ನೀತಿ ನಿರೂಪಕರು ಹಾಗೂ ರಾಷ್ಟ್ರ ನಿರ್ಮಾಪಕರ ಪೀಳಿಗೆಯನ್ನು ಪೋಷಿಸಿದೆ. ಶತಮಾನೋತ್ಸವ ಆಚರಣೆಗಳು ಶಿಕ್ಷಕರ ದಿನದಂದು ಹೊಂದಿಕೆಯಾಗುತ್ತವೆ. ಪೀಳಿಗೆಗಳನ್ನು ರೂಪಿಸುವಲ್ಲಿ ಮತ್ತು ಸಮಾಜದ ಅಡಿಪಾಯವನ್ನು ಬಲಪಡಿಸುವಲ್ಲಿ ಶಿಕ್ಷಕರು ಮತ್ತು ಶಿಕ್ಷಕರ ಕೊಡುಗೆಯನ್ನು ರಾಷ್ಟ್ರವು ಗೌರವಿಸುವುದರಿಂದ ಈ ಸಂದರ್ಭವನ್ನು ವಿಶೇಷವಾಗಿ ಮಹತ್ವದ್ದಾಗಿ ಆಚರಣೆ ಮಾಡಲಾಗುತ್ತದೆ. ಬೆಲ್ಜಿಯಂ ಭಾರತದೊಂದಿಗೆ ಕಡಲ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಿದೆ ಎಂದು ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೇಬರ್ ಹೇಳಿದ್ದಾರೆ. ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಸಮುದ್ರ ಮತ್ತು ಬಂದರು ವಲಯದ ಪೂರ್ಣ ಬೆಲ್ಜಿಯಂ ನಿಯೋಗವು ಭಾರತಕ್ಕೆ ಭೇಟಿ ನೀಡಲಿದೆ ಎಂದು ಘೋಷಿಸಿದ್ದಾರೆ. ಮುಂಬೈನಲ್ಲಿ ನಡೆದಂತಹ ಭಾರತ ಯುರೋಪಿಯನ್ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತು ಭಾರತ ಬೆಲ್ಜಿಯಂ ಉನ್ನತ ಮಟ್ಟದ ಚರ್ಚೆಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮುಕ್ತ ವ್ಯಾಪಾರ ಒಪ್ಪಂದವು ಕಾರ್ಯತಂತ್ರದ ಮುಕ್ತತೆ, ನಂಬಿಕೆ ಮತ್ತು ಪರಸ್ಪರ ಗೌರವದ ಸಂಕೇತವಾಗಿದೆ. ಜೊತೆಗೆ ಇದು ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ಆರ್ಥಿಕತೆಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ. ಜಾಗತಿಕ ಅನಿಶ್ಚಿತತೆಯ ನಡುವೆ ಅವು ಸ್ಥಿತಿಸ್ಥಾಪಕತ್ವವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತವನ್ನು ವಿಶ್ವದ ಅತಿದೊಡ್ಡ ಕ್ರೀಡಾ ಕೇಂದ್ರವನ್ನಾಗಿ ಮಾಡುವತ್ತ ದೇಶ ಮುನ್ನಡೆಯುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂತಹ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾ ಸರಣಿಯ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಸಚಿವರು, ಮುಂಬರುವ ದಿನಗಳಲ್ಲಿ ಭಾರತ ಕ್ರೀಡಾ ಜಗತ್ತಿನ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ. ಭಾರತವು ಎಲ್ಲಾ ರೀತಿಯ ಕ್ರೀಡೆಗಳಲ್ಲಿ ತರಬೇತಿ ನೀಡುವ ಜೊತೆಗೆ ಕ್ರೀಡಾ ಸೌಲಭ್ಯ ಮತ್ತು ಸಲಕರಣೆಗಳ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಹೇಳಿದ್ದಾರೆ. ಗರಿಷ್ಠ ಸಂಖ್ಯೆಯ ಪದಕಗಳನ್ನು ಗೆಲ್ಲುವುದು ಮಾತ್ರವಲ್ಲ, ಒಲಿಂಪಿಕ್ಸ್, ಏಷ್ಯನ್ ಕ್ರೀಡಾಕೂಟ, ಕಾಮನ್ವೆಲ್ತ್ ಕ್ರೀಡಾಕೂಟ, ಪೊಲೀಸ್ ಕ್ರೀಡಾಕೂಟ ಮತ್ತು ಇತರ ಸ್ಪರ್ಧೆಗಳಲ್ಲಿ ಒಳಗೊಂಡಿರುವಂತಹ ಎಲ್ಲಾ ಕ್ರೀಡೆಗಳನ್ನು ಬಲಪಡಿಸುವಂತಹ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಭೂತಾನ್, ಯುನೈಟೆಡ್ ಕಿಂಗ್ಡಮ್, ಚೀನಾ, ಬಾಂಗ್ಲಾದೇಶ, ಫ್ರಾನ್ಸ್, ಜರ್ಮನಿ, ಇಂಡೋನೇಷ್ಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸೇರಿದಂತೆ 19 ದೇಶಗಳ ಕ್ರೀಡಾಪಟುಗಳು ಈ ಕ್ರೀಡಾಕೂಟಗಳಲ್ಲಿ ಭಾಗಿಯಾಗುತ್ತಿದ್ದಾರೆ. 2030ರ ಕಾಮನ್ವೆಲ್ತ್ ಕ್ರೀಡಾಕೂಟವು ಶತಮಾನೋತ್ಸವ ಆಚರಿಸಲಿದ್ದು ಆ ಕಾರ್ಯಕ್ರಮವನ್ನು ಅಹಮದಾಬಾದ್ ಆಯೋಜನೆ ಮಾಡಲಿದೆ ಎಂದು ಅವರು ತಿಳಿಸಿದ್ದಾರೆ. ನೇಪಾಳದ ಪ್ರವಾಹ ಪೀಡಿತ ತ್ರಿಶೂಲಿ ಬಜಾರ್ ಪ್ರದೇಶದಿಂದ 5 ವರ್ಷದ ಮಗು ಸೇರಿದಂತೆ ಮತ್ತೆ 3 ಭಾರತೀಯ ಪ್ರಜೆಗಳನ್ನು ರಕ್ಷಿಸಲಾಗಿದೆ. ಇದರಿಂದ ರಕ್ಷಿಸಿ ಸ್ಥಳಾಂತರಿಸಲಾದ ಭಾರತೀಯರ ಒಟ್ಟು ಸಂಖ್ಯೆ 169ಕ್ಕೆ ಏರಿಕೆಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ಪ್ರಜೆಗಳ ಸುರಕ್ಷತೆ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, 275 ಭಾರತೀಯ ಪ್ರಜೆಗಳು ಇನ್ನೂ ನಾಪತ್ತೆಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಚೀನಾದಿಂದ ನೇಪಾಳಕ್ಕೆ 1907 ಭಾರತೀಯರು ಸುರಕ್ಷಿತವಾಗಿ ಗಡಿ ದಾಟಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಕಠ್ಮಂಡುವಿನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ರಕ್ಷಿಸಿ ಸ್ಥಳಾಂತರಿಸಲಾದ ಭಾರತೀಯರನ್ನು ವಿಮಾನಗಳ ಮೂಲಕ ತವರಿಗೆ ಕಳುಹಿಸಲು ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಜೈಸ್ವಾಲ್ ತಿಳಿಸಿದ್ದಾರೆ. ಟಿಬೆಟಿಯನ್ ಸ್ವಾಯತ್ತ ಪ್ರದೇಶದಲ್ಲಿ ಯಾವುದೇ ಭಾರತೀಯ ಪ್ರಯಾಣಿಕರು ಸಿಲುಕಿಕೊಂಡಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಭಾರತವು ನೇಪಾಳಕ್ಕೆ ಸುಮಾರು 95 ಟನ್ ಪರಿಹಾರ ಸಾಮಗ್ರಿಗಳನ್ನು ಪೂರೈಸಿದೆ. ನೇಪಾಳ ಸರ್ಕಾರದ ಅಗತ್ಯಕ್ಕೆ ಅನುಗುಣವಾಗಿ ಭಾರತ ಮುಂದೆಯೂ ನೆರವು ನೀಡಲಿದೆ. ಮುಂಬರುವ ದಿನಗಳಲ್ಲಿ ನೇಪಾಳ ಸರ್ಕಾರ ಕೋರಿರುವಂತಹ ಹೆಚ್ಚಿನ ಸಂಖ್ಯೆಯ ವಿಧಿ ವಿಜ್ಞಾನ ಕಿಟ್ ಮತ್ತು ಇತರ ಸಾಮಗ್ರಿಗಳನ್ನು ಕಳುಹಿಸಲು ಭಾರತ ಯೋಜಿಸುತ್ತಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರರು ತಿಳಿಸಿದ್ದಾರೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಜೂನ್ 2026ರ UGC ನೆಟ್ ಪರೀಕ್ಷೆಯಡಿ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಈ ಪರೀಕ್ಷೆಗಳು ಇದೇ 9ರಿಂದ ಇದೇ 9 ಮತ್ತು 10 ರಂದು ನಡೆಯಲಿದೆ. ಅಭ್ಯರ್ಥಿಗಳು ತಮ್ಮ ಲಾಗಿನ್ ವಿವರಗಳನ್ನು

0: ನ ಬಳಸಿ ಯುಜಿಸಿ ನೆಟ್ ಡಾಟ್ ಟಿ ಎ ಡಾಟ್ ಎನ್ ಐ ಸಿ ಡಾಟ್ ಇನ್ ಜಾಲತಾಣದಿಂದ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ಈ ಮೂರು ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವು ದೋಷಗಳಿರುವ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಈ ವಿಷಯಗಳಿಗೆ ಮರುಪರೀಕ್ಷೆ ನಡೆಸುವುದಾಗಿ ಪ್ರಕಟಿಸಿದೆ. ಇಂಗ್ಲಿಷ್ ವಿಷಯದ ಪರೀಕ್ಷೆ ಇದೇ 9ರಂದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಮೊದಲ ಪಾಳಿಯಲ್ಲಿ ಜರುಗಲಿದೆ. ವಾಣಿಜ್ಯ ವಿಷಯದ ಪರೀಕ್ಷೆ ಅಂದೇ ಮಧ್ಯಾಹ್ನ 3ರಿಂದ ಸಂಜೆ 6 ಗಂಟೆವರೆಗೆ ಎರಡನೇ ಪಾಳಿಯಲ್ಲಿ ನಡೆಯಲಿದೆ. ಸಮಾಜಶಾಸ್ತ್ರ ವಿಷಯದ ಪರೀಕ್ಷೆ ಇದೇ 10ರಂದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಮೊದಲ ಪಾಳಿಯಲ್ಲಿ ನಡೆಯಲಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಶೆಂಜನ್ನಲ್ಲಿ ನಡೆಯುವಂತಹ ಚೀನಾ ಮಾಸ್ಟರ್ಸ್ನ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಜೋಡಿ ನೂರ್ ಮೊಹಮ್ಮದ್ ಅಜ್ರೀನ್ ಅಯ್ಯೂಬ್ ಮತ್ತು ಟಾನ್ ವಿ ಕ್ಯೂಂಗ್ ಅವರನ್ನ ಎದುರಿಸಲಿದ್ದಾರೆ. ನಿನ್ನೆ ನಡೆದಂತಹ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತೀಯ ಜೋಡಿ ಡೆನ್ಮಾರ್ಕ್ನ ಕಿಮ್ ಅಸ್ಟ್ರೂಪ್ ಮತ್ತು ಆಂಡರ್ಸ್ ಸ್ಕಾರ್ಪ್ ರಾಸ್ಮುಸೆನ್ ಅವರನ್ನ 21-16, 21-16, 21-18 ಅಂತರದಿಂದ ಪರಾಭವಗೊಳಿಸಿತು. ಈ ಗೆಲುವಿನ ಜೊತೆಗೆ ಸಾತ್ವಿಕ್ ಮತ್ತು ಚಿರಾಗ್ ಸತತ 4ನೇ ಬಾರಿಗೆ ಚೀನಾ ಮಾಸ್ಟರ್ಸ್ನ ಸೆಮಿಫೈನಲ್ ತಲುಪಿದ್ದಾರೆ. ಉಕ್ರೇನ್ ಮತ್ತು ರಷ್ಯಾ ನಡುವಿನ ಸಂಘರ್ಷವನ್ನು ತಗ್ಗಿಸಲು ಅಥವಾ ಕೊನೆಗೊಳಿಸಲು ಸಹಾಯ ಮಾಡುವ ವಿಚಾರಗಳು ಮತ್ತು ಸಲಹೆಗಳನ್ನು ನವದೆಹಲಿ ಅನ್ವೇಷಿಸುತ್ತಿದೆ. ಈ ದಿಸೆಯಲ್ಲಿ ಉಕ್ರೇನ್ ಮತ್ತು ರಷ್ಯಾ ಎರಡರೊಂದಿಗೂ ಭಾರತ ನಿರಂತರ ಸಂಪರ್ಕದಲ್ಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ. ಶಿಕ್ಷಕರು ತಮ್ಮ ಜ್ಞಾನವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕು, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಉಪರಾಷ್ಟ್ರಪತಿ ಸಿವಿ ರಾಧಾಕೃಷ್ಣನ್ ಇಂದು ಚೆನ್ನೈ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ನವದೆಹಲಿಯಲ್ಲಿ ಇಂದು ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಶತಮಾನೋತ್ಸವ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಮುಂಬರುವ ದಿನಗಳಲ್ಲಿ ಭಾರತ ಕ್ರೀಡಾ ಜಗತ್ತಿನ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ, ಅಮಿತ್ ಶಾ. ಬ್ಯಾಡ್ಮಿಂಟನ್. ಚೀನಾ ಮಾಸ್ಟರ್ಸ್ ಸೆಮಿಫೈನಲ್ ಪುರುಷರ ಡಬಲ್ಸ್ನಲ್ಲಿಂದು ಭಾರತ ಮಲೇಷ್ಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ಜನಧ್ವನಿಯಿಂದ ಇದೀಗ ಶಿಕ್ಷಕರ ದಿನಾಚರಣೆ ವಿಶೇಷ ಕಾರ್ಯಕ್ರಮದ ಮೂಲಕ ಶಿಕ್ಷಕರ ದಿನಾಚರಣೆಯ ಹಿನ್ನೆಲೆ ಶಿಕ್ಷಕ ವೃತ್ತಿಯ ಮಹತ್ವ ಹಾಗೂ ಉತ್ತಮ ಶಿಕ್ಷಕನ ಕರ್ತವ್ಯಗಳ ಕುರಿತು ಎಚ್ಡಿಕೋಟೆ ತಾಲೂಕಿನ ಟೈಗರ್ ಬ್ಲಾಕ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಬಾಲಸುಬ್ರಹ್ಮಣ್ಯ ಎಚ್ಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಕೇಳುಗರೆ, ತಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ಶ್ಲೋಕದ ಮೂಲಕ ನಮ್ಮೆಲ್ಲ ಗುರುಗಳಿಗೆ ಹಾಗೂ ಶಿಕ್ಷಕರಿಗೆ ನಮನಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ಈ ದಿನ ಆ ಗುರುಗಳನ್ನು ಸ್ಮರಿಸುವಂತಹ ದಿನವೂ ಆಗಿದೆ. ಈ ಶಿಕ್ಷಕರ ದಿನಾಚರಣೆ ಎಂದರೆ ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿಯೂ ಹಾಗೂ ಎರಡನೇ ರಾಷ್ಟ್ರಪತಿಯಾಗಿಯೂ ಸೇವೆ ಸಲ್ಲಿಸಿದಂತಹ ಮಹಾನ್ ಶಿಕ್ಷಕರಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಗೌರವಾರ್ಥವಾಗಿ ಅವರ ಜನ್ಮದಿನವಾದ ಈ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸುವ ಮೂಲಕ ಸಮಸ್ತ ಗುರು ವೃಂದಕ್ಕೆ ನಮನಗಳನ್ನು ಸಲ್ಲಿಸಿಕೊಂಡು ಬರಲಾಗ್ತಾ ಇದೆ. ಹೌದು ಕೆಳಗರೆ, ಈ ದಿನದ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಶಿಕ್ಷಕರ ದಿನಾಚರಣೆಯ ಆಚರಣೆಯ ಪ್ರಾಮುಖ್ಯತೆ ಆಗಿರ್ಬೋದು, ಅದರ ವಿಶೇಷತೆ ಆಗಿರ್ಬೋದು, ಶಿಕ್ಷಕ ವೃತ್ತಿಯ ಕರ್ತವ್ಯ ಅದರ ಪ್ರಾಮುಖ್ಯತೆ, ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಅನುಭವದೊಂದಿಗೆ ತಮ್ಮ ಸ್ಫೂರ್ತಿದಾಯಕ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಎಚ್ಚರಿಕೋಟೆ ತಾಲೂಕಿನ ಟೈಗರ್ ಬ್ಲಾಕ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ಬಾಲಸುಬ್ರಹ್ಮಣ್ಯ HS ರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ಥ್ಯಾಂಕ್ ಯು
0: ಸರ್. ಮೊದಲಿಗೆ ತಮಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಸರ್.
1: ಹಾಂ, ಎಲ್ಲರಿಗೂ ಸಹ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ.
0: ಸರ್, ಪ್ರತಿ ವರ್ಷ ಸೆಪ್ಟೆಂಬರ್ 5 ಈ ಶಿಕ್ಷಕರ ದಿನಾಚರಣೆಯನ್ನು ಬಹಳ ಸಂಭ್ರಮದಿಂದ ಹಾಗೂ ಅದಕ್ಕೆ ಬಹಳ ಒಂದು ಮಹತ್ವವನ್ನು ಕೊಟ್ಟು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾಕಂದರೆ ಶಿಕ್ಷಕ ವೃತ್ತಿ ಅನ್ನೋಂಥದ್ದೇ ಅಷ್ಟು ಮಹತ್ವ ಉಳ್ಳಂಥದ್ದು ಸರ್. ಆ ನಿಟ್ಟಿನಲ್ಲಿ ಈ ಶಿಕ್ಷಕರ ದಿನಾಚರಣೆಯ ಪ್ರಾಮುಖ್ಯತೆ ಆಗಿರ್ಬೋದು, ಅದರ ಒಂದು ವಿಶೇಷತೆ ಕುರಿತು ತಮ್ಮ ಅಭಿಪ್ರಾಯ ಏನು ಸರ್?
1: ಈಗ ನೀವು ಪ್ರಾರಂಭದಲ್ಲೇ ಹೇಳಿದಾಗೆ ಗುರುಬ್ರಹ್ಮ, ಗುರುರ್ ವಿಷ್ಣು, ಗುರು

0: ಮಹೇಶ್ವರ ಅಂತ ಹೇಳಿದ್ರಿ. ಅಂದರೆ ಸೃಷ್ಟಿ ಸ್ಥಿತಿ ಲಯ ಈ ಮೂರನ್ನೂ ಸಹ ನಿಯಂತ್ರಿಸುವಂಥವ್ರನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತೀವಿ. ಅದೇ ಸ್ಥಾನವನ್ನು ನೀಡಿರುವಂಥದ್ದು ಶಿಕ್ಷಕರಿಗೆ. ಹಾಗಾಗಿ ಈ ಶಿಕ್ಷಕರ ದಿನಾಚರಣೆ ಏನಂತ ಇದೆ ಅದು ಅತ್ಯಂತ ಪ್ರಮುಖವಾದಂಥದ್ದು ಮತ್ತು ವಿಶೇಷವುಳ್ಳಂಥದ್ದಾಗಿರ್ತದೆ. ನಾವು ಭಾರತದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೇವೆ. ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮದಿನ. ಅವರು ನನ್ನ ಜನ್ಮದಿನವನ್ನು ನನಗಾಗಿ ಅಲ್ಲ ಎಲ್ಲಾ ಶಿಕ್ಷಕರಿಗಾಗಿ ಆಚರಿಸಿ ಎಂದು ಹೇಳಿದ ಕಾರಣದಿಂದ ಈ ದಿನವನ್ನು ಶಿಕ್ಷಕರಿಗೆ ಸಮರ್ಪಿಸಲಾಗಿದೆ. ಇದರ ಪ್ರಾಮುಖ್ಯತೆಯನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸುವ ದಿನ. ತಾಯಿ ಜನ್ಮ ನೀಡ್ತಾರೆ, ತಂದೆ ಪೋಷಿಸ್ತಾರೆ, ಆದರೆ ಶಿಕ್ಷಕರಾದಂಥವರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಬದುಕನ್ನು ಕಟ್ಟಿಕೊಡ್ತಾರೆ. ಹಾಗಾಗಿ ಇದು ಶಿಕ್ಷಕರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ದಿನವಾಗಿ ನಾವು ಆಚರಿಸ್ತಾ ಇದ್ದೀವಿ. ಇನ್ನು ಎರಡನೇ ಅಂಶವಾಗಿ ನಾವು ನೋಡಬೇಕು ಅಂತ ಹೇಳಿದ್ರೆ ಮೌಲ್ಯಗಳ ನೆನಪು. ಭಾರತೀಯತೆ, ಭಾರತೀಯರು ಇರುವಂಥದ್ದೇ ಮೌಲ್ಯಗಳಿಗಾಗಿ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತು ಅಂತ ಹೇಳಿದ್ರೆ ಗುರು ಶಿಷ್ಯರ ಸಂಬಂಧವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಆ ಗುರು ಶಿಷ್ಯರ ಸಂಬಂಧಗಳೇನಿದೆ, ಆ ಮೌಲ್ಯಗಳೇನಿದೆ, ಅದನ್ನೂ ಸಹ ನಾವು ನೆನೆಸ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಇನ್ನು ಮೂರನೇ ಮುಖ್ಯ ಅಂಶವಾಗಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಶಿಕ್ಷಣದ ಮಹತ್ವ. NEP 2020 ಹೇಳುವಂತೆ ಶಿಕ್ಷಕನೇ ಶಿಕ್ಷಣ ವ್ಯವಸ್ಥೆಯ ಹೃದಯ. ಈ ದಿನ ಶಿಕ್ಷಕರ ಪಾತ್ರವನ್ನು ಸಮಾಜಕ್ಕೆ ಮತ್ತೆ ನೆನಪಿಸುವಂತಹ ದಿನವಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇನ್ನೂ ಒಂದು ಅಂಶವನ್ನು ನಾವು ತೆಗೆದುಕೋಬೇಕು ಅಂತ ಹೇಳಿದ್ರೆ ಇದರ ಪ್ರಾಮುಖ್ಯತೆಯಲ್ಲಿ ಪ್ರೇರಣೆ. ವಿದ್ಯಾರ್ಥಿಗಳಿಗೆ, ನಾನೊಬ್ಬ ಶಿಕ್ಷಕನಾಗ್ತೀನಿ ಅಂತ ಯೋಚನೆ ಮಾಡಿದಂತಹ ವಿದ್ಯಾರ್ಥಿಗೆ ಒಬ್ಬ ಉತ್ತಮ ಶಿಕ್ಷಕನಾಗಲು ಪ್ರೇರಣೆಯನ್ನು ನೀಡುತ್ತದೆ. ಅದರಂತೆಯೇ ಶಿಕ್ಷಕರಾದಂಥವರು ಸಹ ಉನ್ನತ, ಉದಾತ್ತ, ಉತ್ಕೃಷ್ಟ ಚಿಂತನೆಯ ಮೂಲಕ ಮತ್ತು ಉನ್ನತ ಮಟ್ಟದ ಶಿಕ್ಷಕರಾಗಲು ಪ್ರೇರಣೆಯನ್ನು ನೀಡುವಂತಹ ದಿನವಾಗಿ ನಾವು ಈ ದಿನವನ್ನು ಆಚರಿಸ್ತಾ ಇದ್ದೀವಿ. ಇನ್ನು ವಿಶೇಷತೆಗಳ ಬಗ್ಗೆ ನಾವು ಯೋಚನೆಯನ್ನು ಮಾಡ್ತು ಅಂತ ಹೇಳಿದ್ರೆ ಭಾರತಕ್ಕೆ ಮಾತ್ರ ವಿಶೇಷ. ಯಾಕೆ ಭಾರತಕ್ಕೆ ವಿಶೇಷ ಅಂತ ಹೇಳಿದ್ರೆ ವಿಶ್ವ ಶಿಕ್ಷಕರ ದಿನಾಚರಣೆಯನ್ನು October 5 ನಾವು ಆಚರಣೆಯನ್ನು ಮಾಡ್ತೀವಿ. ಭಾರತದಲ್ಲಿ September 5 ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮದೇ ಆದಂತಹ ಪರಂಪರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ನು ಎರಡನೆಯ ವಿಶೇಷ ಅಂತ ಹೇಳಿದ್ರೆ ಈ ದಿನ ದೇಶದ ಅತ್ಯುತ್ತಮ ಶಿಕ್ಷಕರಿಗೆ ರಾಷ್ಟ್ರಪತಿಗಳಿಂದ ನ್ಯಾಷನಲ್ ಅವಾರ್ಡ್ ಅನ್ನು ನೀಡಲಾಗ್ತದೆ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲೂ ಸಹ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನು ನೀಡಲಾಗ್ತದೆ. ಪ್ರತಿಯೊಂದು ತಾಲೂಕುಗಳಲ್ಲೂ ಸಹ ಅವರದೇ ಆದಂತಹ ಪ್ರಶಸ್ತಿ ನೀಡುವ ಪರಂಪರೆಯನ್ನು ಸಹ ಇಟ್ಕೊಂಡಿರುವಂಥದ್ದು ಶ್ಲಾಘನೀಯವಾಗಿದೆ. ಮೂರನೇ ವಿಶೇಷ ಅಂತ ಹೇಳಿದ್ರೆ ಗುರುಕುಲ ಪರಂಪರೆ. ಪಾಶ್ಚಿಮಾತ್ಯರಲ್ಲಿ ಟೀಚರ್ ಎಂದರೆ ಉದ್ಯೋಗ ಮಾತ್ರ, ಆದರೆ ಭಾರತದಲ್ಲಿ ಗುರುವೆಂದರೆ ಮಾರ್ಗದರ್ಶಕ. ಈ ವಿಶೇಷವನ್ನು ಅರಿಯುವಂಥದ್ದು ಈ ದಿವಸ ಆಗಿರ್ತದೆ. ಇನ್ನು ನಾಲ್ಕನೇ ಅಂಶವಾಗಿ ನಾವು ತೆಗೆದುಕೊಂಡ್ರೆ ಶಾಲೆಗಳಲ್ಲೂ ಸಹ ನಾವು ವಿಶೇಷತೆಯನ್ನು ನೋಡ್ತಾ ಇದ್ದೀವಿ. ಶಾಲೆಗಳಲ್ಲಿ ಮಕ್ಕಳೇ ಶಿಕ್ಷಕರಿಗೆ ಹಲವಾರು ಕಾರ್ಯಕ್ರಮಗಳನ್ನು ಏನು ಮಾಡ್ತಾರೆ, ಆಯೋಜಿಸ್ತಾರೆ. ಆ ನಿಟ್ಟಿನಲ್ಲಿ ಮೌಲ್ಯಗಳು ಸಹ ಬೆಳೆಯುತ್ತೆ. ಪ್ರತಿ ದಿವಸನೂ ಶಿಕ್ಷಕರು ಶಿಕ್ಷಕರಾಗಿರ್ತಾರೆ, ಮಕ್ಕಳು ಮಕ್ಕಳಾಗಿರ್ತಾರೆ. ಆದರೆ ಶಿಕ್ಷಕರ ದಿನಾಚರಣೆ ದಿವಸ ಮಾತ್ರ ಏನಾಗುತ್ತೆ, ಮಕ್ಕಳು ಏನೆಲ್ಲ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾರೆ ಅದೆಲ್ಲಕ್ಕೂ ಸಹ ನಾವೇನಾಗ್ತೀವಿ, ಭಾಗಿಯಾದ್ರ ಮೂಲಕ ನಾವೇ ವಿದ್ಯಾರ್ಥಿಗಳಾಗಿದ್ದೀವೇನೋ ಅನ್ನುವಂತಹ ಮನಸ್ಥಿತಿ ನಮಗೆ ಬರುತ್ತೆ. ಆ ನಿಟ್ಟಿನಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಸಂಬಂಧಗಳು ಸಹ ಬೆಳೆಯುತ್ತೆ. ಈ ರೀತಿಯಲ್ಲಿ ಮಕ್ಕಳು ಸಹ ಶಿಕ್ಷಕರಿಗೆ ತಮ್ಮದೇ ಆದ ರೀತಿಯಲ್ಲಿ ಗೌರವವನ್ನ ಸಲ್ಲಿಸುವಂತಹ ದಿನವಾಗಿ ಸಹ ನಾವು ನೋಡ್ತಾ ಇದ್ದೀವಿ.
1: ಸರ್, ಹಾಗಿದೆ, ಶಿಕ್ಷಕರಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಕೊಡುಗೆಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸೋದಾದ್ರೆ?
0: ಖಂಡಿತವಾಗಿ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಅಂತ ಹೇಳಿದ್ರೆ ಅವರು ಮಹಾನ್ ತತ್ವಶಾಸ್ತ್ರಜ್ಞರು. ತಮ್ಮ ಹುಟ್ಟಿದ ದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಿ ಅಂತ ಹೇಳಿದಂಥ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ಇವರು ತಪ್ಪಾಗಲಾರದು. ಇವರು ರಾಷ್ಟ್ರಪತಿ ಆಗುವ ಮೊದಲು ಸುಮಾರು 40 ಕಾಲ ಆದರ್ಶ ಶಿಕ್ಷಕರಾಗಿ ಕೆಲಸವನ್ನು ಮಾಡಿರ್ತಾರೆ. ಅವರನ್ನ ವಿದ್ಯಾರ್ಥಿಗಳು ಪ್ರೀತಿಯಿಂದ ಗುರುದೇವ ಅಂತ ಕರೀತಾ ಇರ್ತಾರೆ. ನೋಡಿ, ಕಲ್ಪನೆಯನ್ನ ಮಾಡ್ಕೊಳ್ಳಿ, ಹಿಂದೆ ಮಾಸ್ಟ್ರು, ಸರ್, ಈಗ ಮೇಷ್ಟ್ರಿ ಅನ್ನೋ ರೀತಿಯಲ್ಲಿ ಬಂದಿದೆ. ಅಂತಹ ದಿನಮಾನಗಳಲ್ಲಿ ಒಬ್ಬರನ್ನ ಗುರುದೇವ ಅಂತ ಕರಿತಾ ಇದ್ರು ಅಂತ ಹೇಳಿದ್ರೆ ಅವರು ಯಾವ ಮಟ್ಟದ ಉನ್ನತ ಮಟ್ಟದ ಶಿಕ್ಷಕರಾಗಿದ್ರು ಅನ್ನುವಂತಹ ಪರಿಕಲ್ಪನೆಯನ್ನು ನಾವು ಮೂಡ್ಕೋಬೇಕಾಗುತ್ತೆ. ಅವರ ಪ್ರಕಾರ ಅವರ ಕೊಡುಗೆಗಳನ್ನ ನಾವು ಗಮನಿಸ್ತೇವೆ ಅಂತ ಹೇಳಿದ್ರೆ ಬೋಧನೆ ಎಂದರೆ ಕೇವಲ ಪಾಠವಲ್ಲ, ಬದುಕು ಅನ್ನುವ ರೀತಿಯಲ್ಲಿ ಅವರು ತಿಳ್ಕೊಂಡಿದ್ರು. ಬರೀ ನಾವು ಮಕ್ಕಳು ಮತ್ತು ಶಿಕ್ಷಕರಿಗೆ ನೇರ ಬೋಧನೆಯನ್ನು ಮಾಡುವಂಥದ್ದು, ಪಾಠವನ್ನು ಮಾಡಿದೆ, ನಾನು ಕಲಿಸ್ಬಿಟ್ಟೆ, ಟ್ರಾನ್ಸ್ಫರ್ ಮಾಡಿದೆ, ಇಷ್ಟೇ ಅಲ್ಲ, ಅದು ಬದುಕು ಎನ್ನುವಂತಹ ಆಲೋಚನೆಯನ್ನು ಅವರು ಒಳಗೊಂಡಿದ್ದರು. ಡಾಕ್ಟರ್ ರಾಧಾಕೃಷ್ಣನ್ರವರು ತತ್ವಶಾಸ್ತ್ರವನ್ನು ಪಠ್ಯಪುಸ್ತಕದಿಂದ ಓದಿಸ್ತಿರಲ್ಲ, ಬದಲಾಗಿ ಕಥೆಗಳು, ಉದಾಹರಣೆಗಳು, ಜೀವನದ ಅನುಭವಗಳು, ಸುತ್ತಲಿನ ಪರಿಸರವನ್ನೇ ಉದಾಹರಣೆಯಾಗಿ ತೆಗೆದುಕೊಂಡು ಹೇಳುತ್ತಿದ್ದರಿಂದ ಅವರ ತರಗತಿಗಳಿಗೆ ವಿದ್ಯಾರ್ಥಿಗಳು ಬೇರೆ ವಿಷಯದ ತರಗತಿಗಳನ್ನು ಬಿಟ್ಟು ತತ್ವಶಾಸ್ತ್ರದ ತರಗತಿಗಳಿಗೆ ಹಾಜರಾಗ್ತಾ ಇದ್ರು ಅಂತ ಹೇಳಿದ್ರೆ

0: ಯಾವ ನಿಟ್ಟಿನಲ್ಲಿ ಅವರು ಪ್ರಭಾವವನ್ನು ಬೀರಿದ್ರು ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತದೆ. ಮತ್ತೆ ಎರಡನೆಯ ಇವರ ಕೊಡುಗೆ ಅಂತ ಹೇಳಿದ್ರೆ, ನಾವು ಇವಾಗೆಲ್ಲ ಏನು ಯೋಚನೆ ಮಾಡ್ತಾ ಇದ್ದೀವಿ, ಆಧುನಿಕ ಕಾಲದಲ್ಲಿ ಟೀಚರ್ ಸೆಂಟ್ರಡ್ ಎಜುಕೇಷನ್ ಇತ್ತು, ಶಿಕ್ಷಕ ಕೇಂದ್ರಿತ ಶಿಕ್ಷಣ, ಈಗ ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣವನ್ನು ನಾವು ಈಗ ಕೊಡ್ತಾ ಇದ್ದೀವಿ. ಅದೇ ಶಿಕ್ಷಣವನ್ನು ಅವರು ಅಂದೇ ನೀಡ್ತಾ ಇದ್ರು. ಹೇಗೆ ಅಂತ ಹೇಳಿದ್ರೆ, ಶಿಕ್ಷಕರು ಸರ್ವಾಧಿಕಾರಿಯಲ್ಲ, ಅವರು ವಿದ್ಯಾರ್ಥಿಯ ಸ್ನೇಹಿತ ಮತ್ತು ಮಾರ್ಗದರ್ಶಕ ಎಂದು ಹೇಳ್ತಾ ಇದ್ರು. ಯಾವಾಗ್ಲೂ ಏ ನಾನು ಹೇಳಿದ್ದು ಕಲಿಬೇಕು, ಇಷ್ಟನ್ನೇ ಕಲಿಬೇಕು, ಅವ್ರು ಯಾವತ್ತೂ ಆ ರೀತಿ ಯೋಚನೆನೇ ಮಾಡ್ತಿರ್ಲಿಲ್ವಂತೆ. ಅವರ ಹಲವಾರು ಗ್ರಂಥಗಳನ್ನ ನಾವು ಓದ್ತು ಅಂತ ಹೇಳಿದ್ರೆ, ಅವ್ರು ಎಂತಹ ಉದಾತ್ತ ಚಿಂತಕರು, ಉತ್ಕೃಷ್ಟ ಬರವಣಿಗೆಕಾರರು, ಇವೆಲ್ಲ ಅಂಶಗಳೊಂದಿಗೆ ಶಿಕ್ಷಕನಾದಂಥವನು ಯಾವಾಗಲೂ ಸಹ ವಿದ್ಯಾರ್ಥಿಗೆ ಸ್ನೇಹಿತನಾಗಿರ್ಬೇಕು, ಮಾರ್ಗದರ್ಶಕನಾಗಿರ್ಬೇಕು. 10 ಸಾರಿ ಎಲ್ಲ 100 ಸಾರಿ ತಪ್ಪು ಮಾಡಿದ್ರು ಅವನಿಗೆ ತಿದ್ದಿ ಹೇಳಬೇಕು, 101 ಸಾರಿಗೆ ಸರಿ ಹೋಗ್ತಾನೆ ಎನ್ನುವಂತಹ ಚಿಂತನೆಯನ್ನು ಉಳ್ಳವರಾಗಿದ್ದರು. ಹಾಗಾಗಿ ಪ್ರಪ್ರಥಮವಾಗಿ ಅವರು ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟಿದ್ದರು. ಇನ್ನು 3ನೇ ಅಂಶವನ್ನು ನಾವು ತೆಗೆದುಕೊಂಡ್ರೆ, ಭಾರತೀಯ ಶಿಕ್ಷಣಕ್ಕೆ ವಿಶ್ವಮನ್ನಣೆಯನ್ನು ಸಿಗುವ ರೀತಿಯಲ್ಲಿ ಅವರ ಕೊಡುಗೆಯನ್ನು ನಾವು ಕಾಣ್ತೀವಿ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು 1918 1921 ಕೆಲಸವನ್ನು ಮಾಡಿರ್ತಾರೆ ಶಿಕ್ಷಕರಾಗಿ. ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ 1921 ಆಂಧ್ರ ಮತ್ತು ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕೆಲಸವನ್ನು ಮಾಡಿರ್ತಾರೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಸ್ಟಾಲ್ಡಿಂಗ್ ಪ್ರಾಧ್ಯಾಪಕರಾಗಿ ಭಾರತೀಯ ಶಿಕ್ಷಣ ಎಷ್ಟು ಶ್ರೇಷ್ಠ ಎಂದು ತೋರಿಸಿಕೊಡ್ತಾರೆ. ಇವರು ಎಲ್ಲೆಲ್ಲಿ ಶಿಕ್ಷಕರಾಗಿ ಕೆಲಸವನ್ನು ಮಾಡಿದ್ರು, ಅಧ್ಯಾಪಕರಾಗಿ ಕೆಲಸವನ್ನು ಮಾಡಿದ್ರು, ಅಲ್ಲೆಲ್ಲವೂ ಸಹ ವಿದ್ಯಾರ್ಥಿಗಳಿಂದ ಅತ್ಯುನ್ನತ ಮನ್ನಣೆಯನ್ನು ಗಳಿಸುವುದರಲ್ಲದೆ, ಇಡೀ ನಾವು ಸಾರ್ವಜನಿಕರು ಅಂತ ಏನು ಹೇಳ್ತೀವಿ ಮತ್ತು ಪೋಷಕರು ಅಂತ ಹೇಳ್ತೀವಿ, ಅದು ಜನರ ಬಾಯಿಯಿಂದ ಬಾಯಿಗೆ ಬೆಳೆದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತ ಹೇಳಿದ್ರೆ, ಅವರು ಶಿಕ್ಷಕರಾಗಿ ಒಂದು ಮೇರು ಪರ್ವತ ಎನ್ನುವಂತಹ ಅಂಶವನ್ನು ಮನಗಾಣ್ತಾ ಇದ್ರು. ಇವರ ಹೆಸರು ನಮ್ಮ ದೇಶದಲ್ಲಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳಿಗೂ ಸಹ ಹರಡಿ ಅವರಿಗೆ ಹಲವಾರು ಡಾಕ್ಟರೇಟ್ ಪ್ರಶಸ್ತಿಗಳು ಸಹ ಬಂದಿತ್ತು. ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಂತು ಅಂತ ಹೇಳಿದ್ರೆ, 1918 ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿದ್ದರು. ಅವರನ್ನು ಬೀಳ್ಕೊಡುವಂಥ ಸಂದರ್ಭದಲ್ಲಿ ಕುದುರೆ ಗಾಡಿ ಸಾರೋಟಿ ಇದೆಯಲ್ಲ, ಅದಕ್ಕೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಕುದುರೆಗಳನ್ನು ಜೋಡಿಸಿ ಜೊತೆಯಲ್ಲಿ ಹೋಗುವಂಥದ್ದನ್ನು ನಾವು ನೋಡಿರ್ತೀವಿ. ಬಟ್ ವಿದ್ಯಾರ್ಥಿಗಳೇನು ಮಾಡಿದ್ರು, ಕುದುರೆಗಳನ್ನು ಬಿಡಿಸಿ ತಾವೇ ಕುದುರೆಗಳಾಗಿ ಅವರನ್ನು ವಿಶ್ವವಿದ್ಯಾನಿಲಯದಿಂದ ರೈಲ್ವೆ ಸ್ಟೇಷನ್ವರೆಗೆ ಕರ್ಕೊಂಡೋಗಿದ್ರು ಅಂತ ಹೇಳಿದ್ರೆ, ಅದು ಒಂದು ಇತಿಹಾಸವೇ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಆ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡಿದ್ರು. ಒಬ್ಬ ಶಿಕ್ಷಕರಾಗಿ ವಿದ್ಯಾರ್ಥಿಗಳಿಗೆ ಆ ಮಟ್ಟಿಗೆ ಅವರು ಹೃದಯದಲ್ಲಿ ನಿಂತಿದ್ರು ಅಂತ ಹೇಳಿದ್ರೆ, ಅವರು ವಿಶ್ವಮಾನ್ಯರು ಅಂತ ಹೇಳಿದ್ರೆ ಎಂದಿಗೂ ತಪ್ಪಾಗಲಾರ್ದು.
1: ಸರ್, ಹಾಗೇನೆ ಈ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಮಹಿಳಾ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತಹ ಮಹಿಳಾ ಶಿಕ್ಷಕಿ ಅಂದ್ರೆ ಅದು ಸಾವಿತ್ರಿ ಬಾಯಿ ಪುಲೆ ಅವರು. ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸೋದಾದ್ರೆ?
0: ಖಂಡಿತವಾಗಿ ಸ್ಮರಿಸಲೇಬೇಕಾಗ್ತದೆ. ಭಾರತದ ಮೊದಲ ಮಹಿಳಾ ಶಿಕ್ಷಕಿ, ಮಹಿಳಾ ಶಿಕ್ಷಣದ ತಾಯಿ, ಅಕ್ಷರದವ್ವ ಎಂದೆಲ್ಲ ನಾವು ಯಾರನ್ನ ಕರಿತೀವಿ ಅಂತ ಹೇಳಿದ್ರೆ, ಸಾವಿತ್ರಿ ಬಾಯಿ ಪುಲೆ ಅವ್ರನ್ನ ಕರಿತೀವಿ. ಇವ್ರನ್ನ ಈ ರೀತಿ ಕರಿಬೇಕು ಅಂತ ಹೇಳಿದ್ರೆ ಅಂದಿನ ಕಾಲದ ಹಿನ್ನೆಲೆಯನ್ನು ಸಹ ನಾವು ನೋಡಬೇಕಾಗ್ತದೆ. 1848 ಆ ಕಾಲದಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವುದು ಪಾಪ ಎಂದು ಭಾವಿಸಲಾಗಿತ್ತು. ಅಂತಹ ಕಾಲದಲ್ಲಿ ಪುಣೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ಮೊದಲ ಶಾಲೆಯನ್ನು ತೆರೀತಾರೆ. ಮತ್ತೆ ಸಾವಿತ್ರಿಬಾಯಿ ಪುಲೆ ಮತ್ತು ಅವರ ಪತಿ ಜ್ಯೋತಿಬಾ ಪುಲೆ, ಸಾವಿತ್ರಿಬಾಯಿ ಪುಲೆಯವ್ರನ್ನ ನಾವು ಹೇಗೆ ನೆನೆಸ್ಕೊಂತೀವೋ ಅವರ ಪತಿಯಾದಂತಹ ಜ್ಯೋತಿಬಾ ಪುಲೆಯವ್ರನ್ನೂ ಸಹ ನಾನು ನೆನೆಸ್ಕೋಬೇಕಾಗತ್ತೆ. ಅಂದಿನ ಕಾಲದಲ್ಲೇ ಒಬ್ಬರು ಶಿಕ್ಷಕಿಯಾಗಿ ನಾನು ಹೋಗ್ತೀನಿ, ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ತೆರೀತೀನಿ ಅಂತ ಹೇಳಿದಾಗ ಅಷ್ಟೊಂದು ಸಪೋರ್ಟಿವ್ ಆಗಿದ್ದರು ಅವರ ಪತಿ. ಹಾಗಾಗಿ ಇವರನ್ನೂ ಸಹ ನಾವು ಸ್ಮರಿಸ್ಕೊಳ್ಳುವಂಥದ್ದು ಅತ್ಯವಶ್ಯಕವಾಗಿರ್ತದೆ. ಇವರ ಪ್ರಮುಖ ಕೊಡುಗೆಗಳು ಅಂತ ಹೇಳಿದ್ರೆ, ಇವರು ಪ್ರಪ್ರಥಮವಾಗಿ ಭಾರತದಲ್ಲಿ ಮೊದಲ ಬಾಲಕಿಯರ ಶಾಲೆಯನ್ನು ತೆಗೀತಾರೆ. ಪುಣೆಯ ಬಿಡೆವಾಡದಲ್ಲಿ ಕೇವಲ 9 ವಿದ್ಯಾರ್ಥಿನಿಯರೊಂದಿಗೆ ಮೊದಲ ಶಾಲೆ ಪ್ರಾರಂಭ ಆಗ್ತದೆ. ಇವರ ವಯಸ್ಸು ಕೇವಲ ಅವಾಗ 17 ಮಾತ್ರ. ನಾನು ಮೊದಲೇ ಹೇಳದಂತೆ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವಂಥದ್ದು ತಪ್ಪು ಪಾಪ ಎನ್ನುವಂತಹ ಕಾಲ ಇತ್ತು. ಹಾಗಾಗಿ ಇವರು 9 ಮಕ್ಕಳಿಗಾಗಿ ಶಾಲೆಯನ್ನು ತೆರೆದಾಗ ಇವರ ಮೇಲೆ ಸಗಣಿಯನ್ನು ಕಲ್ಲನ್ನು ಎಸಿತಾ ಇದ್ರು. ಹಾಗಾಗಿ ಇವರೇನು ಮಾಡೋರು, ಬಟ್ಟೆ ಎಲ್ಲ ಕೊಳೆ ಆಗಿಬಿಡುತ್ತಲ್ಲ, ಹಾಗಾಗಿ ಇವರು ಮತ್ತೊಂದು ಸೀರೆಯನ್ನು ತೆಗೆದುಕೊಳ್ತಾ ಇದ್ರು. ಶಾಲೆಗೆ ಹೋದ್ಮೇಲೆ ಅದನ್ನು ಬದಲಾಯಿಸಿ ಪುನಃ ಎಂದೂ ಸಹ ಅವರು ಏನು ಬೇಸರವನ್ನೇ ಮಾಡಿಕೊಳ್ಳದನೆ ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ತೆರೆದಿದ್ದಷ್ಟೇ ಅಲ್ಲ, ಹೆಣ್ಣು ಮಕ್ಕಳನ್ನು ಕಲಿಕೆಗಾಗಿ ಪ್ರೋತ್ಸಾಹವನ್ನು ನೀಡಿದ್ರು. ಈ ಪ್ರೋತ್ಸಾಹವನ್ನು ನೀಡಿದ್ರಿಂದನೇ ಇವರ ಒಂದು ಶಾಲೆ 18 ಶಾಲೆಗಳಾಗಿ ಬೆಳೀತು. 1948 ಸುಮಾರು ಮಹಾರಾಷ್ಟ್ರದಲ್ಲಿ 18 ಹೆಣ್ಣುಮಕ್ಕಳ ಶಾಲೆಗಳನ್ನು ತೆರೀತಾರೆ. ಇದನ್ನು ನೋಡಿದಂತಹ ಬ್ರಿಟಿಷ್ ಸರ್ಕಾರವೂ ಸಹ ಬೆರಗುಗೊಳ್ಳುತ್ತೆ. ನಮ್ಮ ಕೈಯಲ್ಲಿ ಆಗದಂತಹ ಕೆಲಸವನ್ನು ಒಬ್ಬ ಹೆಣ್ಣು ಮಗಳು, ಭಾರತೀಯ ಹೆಣ್ಣು ಮಗಳು ಮಾಡ್ತಾ ಇದ್ರಲ್ಲ ಅಂತ ಹೇಳಿ ಅವರೂ ಸಹ ಬೆರಗುಗೊಳ್ತಾರೆ.

0: ಜೊತೆಗೆ ಸಾವಿತ್ರಿ ಬಾಯಿ ಪುಲೆಯವರನ್ನ ನಾವು ಶಿಕ್ಷಕಿಯರಿಗೆ ಶಿಕ್ಷಕಿ ಅಂತ ನಾವು ಕರಿತೀವಿ. ಹೇಗೆ ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ 9 ವಿದ್ಯಾರ್ಥಿನಿಯರಿಗೆ ಇವರು ಒಂದು ಶಾಲೆಯನ್ನು ಪ್ರಾರಂಭವನ್ನು ಮಾಡ್ತಾರೆ. 1948-52 ಇನ್ನೂ ಸಹ 18 ಶಾಲೆಗಳನ್ನು ಪ್ರಾರಂಭವನ್ನು ಮಾಡ್ತಾರೆ. ಈ ಶಾಲೆಗಳಿಗೆ ಶಿಕ್ಷಕಿಯರೇ ಬೇಕಲ್ಲ, ಹಾಗಾಗಿ ವಿದ್ಯಾರ್ಥಿನಿಯರಿಗೆ ಪಾಠ ಮಾಡುವುದರೊಂದಿಗೆ ಶಿಕ್ಷಕಿಯರನ್ನು ಸಹ ತಯಾರು ಮಾಡ್ತಾರೆ. ಅವರ ಮನೋಸ್ಥೈರ್ಯವನ್ನು ಹೆಚ್ಚಿಸ್ತಾರೆ. ಯಾರು ಸ್ವಲ್ಪ ಕಲಿತಿರ್ತಾರೋ ಅವರಿಗೆ ಮನೋಸ್ಥೈರ್ಯವನ್ನು ಹೆಚ್ಚಿಸಿ ನೀವು ಶಿಕ್ಷಕಿಯರಿಗಾಗಿ ಬನ್ನಿ. ಇವರನ್ನು ನೋಡಿದಂತಹ ಎಷ್ಟೋ ಜನರು ಹಿನ್ನಡೆಯನ್ನು ಇದು ಮಾಡ್ತಾರೆ, ಅಯ್ಯೋ ಸಗಣಿ ಹೆಚ್ಚಿಸ್ಕೋಬೇಕು, ಕಲ್ಲಲ್ಲುಡಿಸ್ಕೋಬೇಕು, ಹೇಕಪ್ಪ ಅಂತ ಹೇಳಿ. ಬಟ್ ಇವ್ರು ಏನು ಮಾಡ್ತಾರೆ, ಮನ ಪರಿವರ್ತನೆಯನ್ನು ಮಾಡ್ತಾರೆ. ಹಾಗಾಗಿ ಫಾತಿಮಾ ಶೇಖ್ ಎನ್ನುವಂತಹ ಒಬ್ಬ ಮುಸ್ಲಿಂ ಮಹಿಳೆಯನ್ನು ಇವರು ತಯಾರು ಮಾಡ್ತಾರೆ. ಭಾರತದ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕಿ ಅಂತ ಹೇಳಿದ್ರೆ ಫಾತಿಮಾ ಶೇಖ್. ಇವರನ್ನೂ ಸಹ ತಯಾರು ಮಾಡಿದಂಥವರು ಸಾವಿತ್ರಿ ಬಾಯಿ ಪುಲೆಯವರೇ ಆಗಿರ್ತಾರೆ. ಜೊತೆಗೆ ಸಾಮಾನ್ಯ ಹೆಣ್ಣು ಮಕ್ಕಳೊಂದಿಗೆ ವಿಧವೆಯರಿಗೆ ಮತ್ತು ದಲಿತರ ಶಿಕ್ಷಣಕ್ಕೂ ಸಹ ಇವರು ಒತ್ತನ್ನು ನೀಡ್ತಾರೆ. 1854 ವಿಧವೆಯರಿಗಾಗಿ ಆಶ್ರಮ ಶಾಲೆಯನ್ನು ಕರೀತಾರೆ. ಕೇಶಮಂಡನ ಮಾಡಿಸಿಕೊಂಡಂತಹ ವಿಧವೆಯರಿಗೆ ಆಶ್ರಯವನ್ನು ಸಹ ನೀಡುವಂಥದ್ದು ಇವರ ಒಂದು ಉತ್ಕೃಷ್ಟ ಕಾರ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮತ್ತು ಎಲ್ಲ ರೀತಿಯ ದಲಿತ ಮತ್ತು ದುರ್ಬಲ ವರ್ಗದವರ ಶಿಕ್ಷಣಕ್ಕೆ ಹೋರಾಟವನ್ನು ಮಾಡ್ತಾರೆ. ಇದಕ್ಕಾಗಿ ಸತ್ಯಶೋಧಕ ಸಮಾಜದ ಮೂಲಕ ಜಾಗೃತಿಯನ್ನು ಸಹ ಮಾಡ್ತಾರೆ. ಪತಿ ಜ್ಯೋತಿಬಾಪುಲ ಜೊತೆ ಸೇರಿ ಹೆಣ್ಣು ಮಕ್ಕಳು, ದೀನ ದಲಿತರು, ದುರ್ಬಲ ವರ್ಗದವರೆಲ್ಲರಿಗೂ ಸಹ ಶಿಕ್ಷಣವನ್ನು ನೀಡುವುದರ ಮೂಲಕ ಶಿಕ್ಷಣವೇ ಮುಕ್ತಿಯ ಮಾರ್ಗ ಎಂದು ಒಂದು ಸ್ಲೋಗನನ್ನು ನೀಡಿ ಸಾರುವ ಮೂಲಕ ಎಲ್ಲರಿಗೂ ನಿಮಗೆ ಶಿಕ್ಷಣ ಇದ್ದರೆ ಮಾತ್ರ ನಮ್ಮ ಮುಕ್ತಿ ಸಿಗುತ್ತೆ ಎನ್ನುವಂಥ ಮಾತನ್ನು ಸಹ ಹೇಳ್ತಾರೆ. ಇವರನ್ನ ನಾವು ಮತ್ತೊಂದು ಮುಖ್ಯ ಅಂಶವಾಗಿ ನೋಡಬೇಕು ಅಂತ ಹೇಳಿದ್ರೆ, ಇವರು ಒಬ್ಬ ಕವಿಯಿತ್ರಿಯಾಗಿಯೂ ಸಹ ಕೆಲಸವನ್ನು ಮಾಡಿದರು. ಒಬ್ಬ ಶಿಕ್ಷಕರಾಗಿ, ಕವಿಯಿತ್ರಿಯಾಗಿ, ಸಮಾಜ ಸುಧಾರಕಿಯಾಗಿ ಇವರ ಪಾತ್ರಗಳನ್ನು ನಾವು ಗಮನಿಸಿದ್ರೆ ಇಂದಿನ ಎಲ್ಲ ಶಿಕ್ಷಕರಿಗೂ ಸಹ ಇವರು ಸ್ಫೂರ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವರು 2 ಕವನ ಸಂಕಲನಗಳನ್ನು ಸಹ ಬರೆದಿದ್ದಾರೆ. ಒಂದು ಕಾವ್ಯಪುಲೆ 1854, ಭಾವನ್ಸತಿ ಸುಬೋಧ ರತ್ನಾಕರ ಅನ್ನುವಂಥದ್ದು ಮತ್ತೊಂದು ಇವರ ಕವನ ಸಂಕಲನ. ಇವರ ಕವನ ಸಂಕಲನದ ವಿಶೇಷತೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಿಗಾಗಿಯೇ ಪ್ರೇರಕ ಶಕ್ತಿಯಾಗಿ ಈ ಕವನಗಳು ಇದ್ದವು. ಇವರ ಪ್ರತಿಯೊಂದು ಕವನದಲ್ಲೂ ಸಹ ಓದು, ಏಳು, ಎದ್ದೇಳು, ಹೋರಾಡು ಎನ್ನುವ ಪ್ರೇರೇಪಿಸುವ ಅಂಶಗಳನ್ನೇ ಸಹ ನಾವು ಇಲ್ಲಿ ಕಾಣ್ತೀವಿ.
1: ಸರ್, ಹಾಗೇನೆ ಈ ಶಿಕ್ಷಕ ವೃತ್ತಿಗೆ ಸಾವಿರಾರು ವರ್ಷಗಳ ಹಿನ್ನೆಲೆ ಮತ್ತು ಪ್ರಾಮುಖ್ಯತೆಯನ್ನು ನಮ್ಮ ದೇಶದಲ್ಲಿ ಕೊಡ್ತಾ ಬರ್ತಾ ಇದ್ದೀವಿ ಸರ್. ಆ ನಿಟ್ಟಿನಲ್ಲಿ ಒಬ್ಬ ಉನ್ನತ ಶಿಕ್ಷಕನಿಗೆ ಇರಬೇಕಾದಂಥ ಗುಣಗಳಾಗಿರ್ಬೋದು, ಗುಣಗಳಿಗಿಂತ ಜವಾಬ್ದಾರಿಗಳಾಗಿರ್ಬೋದು, ಇದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ?
0: ಶಿಕ್ಷಕ ವೃತ್ತಿಯ ಪ್ರಾಮುಖ್ಯತೆ ಅಂತ ನಾವು ಹೇಳ್ತು ಅಂತ ಹೇಳಿದ್ರೆ, ಪ್ರಾಮುಖ್ಯತೆನೇ ಆಗಲಿ, ಜವಾಬ್ದಾರಿನೇ ಆಗಲಿ, ನೀವು ಮೊದಲೇ ಹೇಳದಂತೆ ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ, ಇಷ್ಟು ಉದಾತ್ತ ಪರಿಕಲ್ಪನೆಯನ್ನು ನಮ್ಮ ಭಾರತೀಯತೆ ನೀಡಿದೆ. ಹಾಗಾಗಿ ಇದರ ಪ್ರಾಮುಖ್ಯತೆ ಮತ್ತು ಹಿನ್ನೆಲೆ ಎರಡೂ ಸಹ ಅತ್ಯಂತ ಉದಾತ್ತವಾದ್ದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ಭಾರತದಲ್ಲಿ ಶಿಕ್ಷಕರು ಅಂತ ಹೇಳಿದ್ರೆ, ಹಿಂದೆ ವೈದಿಕ ಕಾಲದಲ್ಲಿ ಮನೆಯಲ್ಲೇ ಇದ್ದು ಕಲಿಸ್ತಾ ಇದ್ರು. ಗುರು ಕೇವಲ ಪಾಠ ಹೇಳ್ತಾ ಇರಲಿಲ್ಲ, ಜೀವನ ಕಲಿಸ್ತಾ ಇದ್ರು. ಹಾಗಾಗಿ ಅವರನ್ನು ನಾನು ಮೊದಲೇ ಹೇಳಿದಂತೆ ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಎಂದು ಪೂಜಿಸಲಾಗ್ತಾ ಇತ್ತು. ಇನ್ನು ನಂತರದಲ್ಲಿ ಬೌದ್ಧ ಮತ್ತು ಜೈನರ ಕಾಲಕ್ಕೆ ಬಂತು ಅಂತ ಹೇಳಿದ್ರೆ, ವಿಶ್ವದ ಮೊದಲ ವಿಶ್ವವಿದ್ಯಾನಿಲಯಗಳಾದಂತಹ ನಳಂದ ಮತ್ತು ತಕ್ಷಶಿಲೆಯಲ್ಲಿ ಸಾವಿರಾರು ಶಿಕ್ಷಕರಿರ್ತಾರೆ. ನೋಡಿ, ಆಗಿನ ಕಾಲದಲ್ಲೇ ಚೀನಾ, ಗ್ರೀಸ್ನಿಂದ ವಿದ್ಯಾರ್ಥಿಗಳು ಬಂದು ಇಲ್ಲಿ ಕಲಿತಾ ಇರ್ತಾರೆ. ಅಂದರೆ ಇಲ್ಲಿನ ಶಿಕ್ಷಕರು ಎಷ್ಟು ಮೇರು ಪರ್ವತವಾಗಿದ್ರು, ಎಷ್ಟೊಂದು ಕಲಿತಿದ್ರು ಅನ್ನುವಂಥದ್ದು ಇದರಿಂದ ವೇದ್ಯ ಆಗ್ತದೆ.

ಇನ್ನು ಬ್ರಿಟಿಷ್ ಕಾಲಕ್ಕೆ ನಾವು ಬಂತು ಅಂತ ಹೇಳಿದ್ರೆ, ಬ್ರಿಟಿಷರು ಶಿಕ್ಷಣವನ್ನು ಉದ್ಯೋಗಕ್ಕಾಗಿ ಮಾಡಿದ್ರು, ಗುರು ಶಿಕ್ಷಕರಾದ್ರು, ಗುರುಕುಲ ಶಾಲೆಯಾಗತ್ತೆ. ಇನ್ನು ಸ್ವತಂತ್ರ ಭಾರತದಲ್ಲಿ ನಾವು ಬಂತು ಅಂತ ಹೇಳಿದ್ರೆ, ಡಾಕ್ಟರ್ ರಾಧಾಕೃಷ್ಣನ್, ಸಾವಿತ್ರಿಬಾಯಿ ಫುಲೆ ಅವರಂತಹ ಶಿಕ್ಷಕರಿಂದ ಶಿಕ್ಷಕ ವೃತ್ತಿಗೆ ಮತ್ತೆ ಗೌರವ ಬಂತು. ಇಂದು ಶಿಕ್ಷಕ ವೃತ್ತಿ ಕೇವಲ ಕೆಲಸವಲ್ಲ, ರಾಷ್ಟ್ರ ನಿರ್ಮಾಣದ ಕೆಲಸ ಎಂದೇ ಭಾವಿಸಬೇಕಾಗ್ತದೆ. ಇದು ಮುಖ್ಯ ಅಂಶ. ಇಂದು ಶಿಕ್ಷಕ ವೃತ್ತಿ ಕೇವಲ ಕೆಲಸ ಅಲ್ಲ, ರಾಷ್ಟ್ರ ನಿರ್ಮಾಣದ ಕೆಲಸ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾವು ಈ ಶಿಕ್ಷಕ ವೃತ್ತಿಯ ಪ್ರಾಮುಖ್ಯತೆಯನ್ನು ನೋಡ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ಪ್ರತಿಯೊಂದು ರಾಷ್ಟ್ರದ ಭವಿಷ್ಯ ತರಗತಿಯಲ್ಲಿ ರೂಪುಗೊಳ್ಳುತ್ತದೆ. ಇದನ್ನ ಡಾಕ್ಟರ್ ರಾಧಾಕೃಷ್ಣನ್ ಅವರೇ ಹೇಳ್ತಾರೆ, ದೇಶದ ಭವಿಷ್ಯ ತರಗತಿಯ ನಾಲ್ಕು ಗೋಡೆಗಳ ಮಧ್ಯೆ ರೂಪುಗೊಳ್ಳುತ್ತದೆ. ಒಬ್ಬ ಸೈನಿಕ ದೇಶದ ಗಡಿಯನ್ನ ಕಾಯ್ತಾನೆ, ಒಬ್ಬ ಶಿಕ್ಷಕ ದೇಶದ ಭವಿಷ್ಯವನ್ನ ಕಾಯ್ತಾನೆ. ಹಾಗಾಗಿ ಇಲ್ಲಿ

0: ಶಿಕ್ಷಕ ವೃತ್ತಿ ಕೇವಲ ಕೆಲಸ ಅಲ್ಲ, ಇದು ರಾಷ್ಟ್ರ ನಿರ್ಮಾಣದ ಕೆಲಸ, ಅಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಸಹ ಜವಾಬ್ದಾರಿಯಿಂದ ಸಾಗಬೇಕಾಗ್ತದೆ. ಜೊತೆಗೆ ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಕೇವಲ ಮಾಹಿತಿಯನ್ನು ನೀಡುವಂಥದ್ದಲ್ಲ, ಟ್ರಾನ್ಸ್ಫರ್ ಅಲ್ಲ, ವಿಷಯಗಳ ಟ್ರಾನ್ಸ್ಫರ್ ಅಲ್ಲ, ಸಂಸ್ಕಾರವನ್ನು ನೀಡುವಂಥದ್ದು. ಗೂಗಲ್ಲು ಮಾಹಿತಿ ನೀಡಬಹುದು, AI ಪಾಠ ಹೇಳ್ಬೋದು, ಆದರೆ ಶಿಕ್ಷಕ ಮಾತ್ರ ಸಂಸ್ಕಾರವನ್ನು ಕೊಡ್ತಾನೆ, ಮೌಲ್ಯಗಳನ್ನು ನೀಡ್ತಾನೆ, ಜೊತೆಗೆ ಧರ್ಮ, ದಯೆ, ಸತ್ಯ, ನ್ಯಾಯ ಈ ಎಲ್ಲ ಅಂಶಗಳನ್ನ ಕಲಿಸೋಕ್ಕೆ ಶಿಕ್ಷಕರು ಬೇಕೇ ಬೇಕು. ಹಾಗಾಗಿ ಸಂಸ್ಕಾರವಂತರನ್ನಾಗಿ ಸಮಾಜವನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಉತ್ತಮ ಶಿಕ್ಷಕರು ಬೇಕೇ ಬೇಕು. ಆ ಉತ್ತಮ ಶಿಕ್ಷಕರ ಪ್ರಾಮುಖ್ಯತೆಯನ್ನು ಈ ಸಂಸ್ಕಾರದ ಮೂಲಕ ನಾವು ತಿಳ್ಕೋಬಹುದು. ಮತ್ತು ಸಮಾಜದ ಅಸಮಾನತೆಯನ್ನು ನಿವಾರಿಸುವಂಥವರು ಸಹ ಶಿಕ್ಷಕರಾಗಿ ನಾವು ನೋಡ್ಬೋದು. ಇಂದಿನ ಸವಾಲಿನಲ್ಲಿ ಶಿಕ್ಷಕರ ಪಾತ್ರವನ್ನು ನಾವು ಸಹ ಈಗ ನೋಡಬೇಕಾಗಿದೆ. ಮಕ್ಕಳು ಮೊಬೈಲ್, ಇಂಟರ್ನೆಟ್ನಲ್ಲಿ ಕಳೆದೋಗ್ತಾ ಇದ್ದಾರೆ. ಅವ್ರನ್ನ ಸರಿಯಾದ ದಾರಿಗೆ ತಗೊಂಡು ಬರುವಂಥದ್ದು ಸಹ ಶಿಕ್ಷಕರ ಕರ್ತವ್ಯವಾಗಿರ್ತದೆ. ಇದಕ್ಕಾಗಿ ನೀತಿ ಕಥೆಗಳು, ಇನ್ನಿತರ ಚಟುವಟಿಕೆಗಳು, ಯಾವಾಗಲೂ ಸಹ ಅವರನ್ನ ಚಟುವಟಿಕೆಗಳಲ್ಲಿ ತೊಡಗಿಸುವುದರ ಮೂಲಕ ಮಕ್ಕಳನ್ನು ನಾವು ಆಕ್ಟಿವ್ ಆಗಿಡಬೇಕು. ಜೊತೆಗೆ ತರಗತಿ ಅಂತ ಹೇಳಿದ್ರೆ ಮಕ್ಕಳಿಗೆ ಮೊಬೈಲ್ಗಿಂತ ನನ್ನ ತರಗತಿ ಚಟುವಟಿಕೆಗಳಿಷ್ಟ ಎನ್ನುವ ರೀತಿಯಲ್ಲಿ ಮಾಡುವಂತಹ ಪ್ರಮುಖ ಅಂಶವೂ ಸಹ ಶಿಕ್ಷಕರ ಮೇಲೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ನಿಟ್ಟಿನಲ್ಲಿ ನಮ್ಮ ಪ್ರಾಮುಖ್ಯತೆಯನ್ನು ನಾವು ಹೆಚ್ಚಿಸ್ಕೋಬೇಕು ಅಂತ ಹೇಳಿದ್ರೆ ಶಿಕ್ಷಕರಾದಂಥವರು ಸಹ ಈ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗಬೇಕಾಗಿರುತ್ತೆ.
1: ಸರ್, ತಾವು ಕೂಡ ಒಬ್ಬ ಶಿಕ್ಷಕರಾಗಿ ದಶಕಗಳ ಕಾಲ ಈ ಶಿಕ್ಷಕ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೀರಾ ಸರ್. ಹಲವಾರು ವಿದ್ಯಾರ್ಥಿಗಳನ್ನು ತಾವು ನೋಡಿರ್ತೀರಾ. ಪ್ರಸ್ತುತದಲ್ಲಿ ನಾವು ಶಿಕ್ಷಣ ಒಂದು ವ್ಯವಸ್ಥೆಯನ್ನು ನೋಡ್ತು ಅಂದರೆ ಶಿಕ್ಷಕ ಮತ್ತು ವಿದ್ಯಾರ್ಥಿ ನಡುವಿನ ಒಂದು ಬಾಂಧವ್ಯ ಅನ್ನೋಂಥದ್ದು ಬಹಳ ವಿರಳ ಅನಿಸುತ್ತೆ. ಒಂದು ಉತ್ತಮ ಬಾಂಧವ್ಯವನ್ನು ನೋಡುವಂಥದ್ದು ಶಿಕ್ಷಕ ಮತ್ತು ವಿದ್ಯಾರ್ಥಿನಲ್ಲಿ. ತಮ್ಮ ಒಂದು ಅನುಭವದ ಪ್ರಕಾರ ಪ್ರಸ್ತುತ ಈ ಬಾಂಧವ್ಯದ ಒಂದು ಕೊರತೆಗಳಾಗಿರ್ಬೋದು, ಇದನ್ನು ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಯುವ ಶಿಕ್ಷಕರ ಪಾತ್ರ ಆಗಿರ್ಬೋದು, ಇದಕ್ಕೆ ಪ್ರತಿಯಾಗಿ ಒಂದು ವಿದ್ಯಾರ್ಥಿಗಳ ಒಂದು ಸಹಕಾರ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತು ತಮ್ಮ ಅಭಿಪ್ರಾಯ ಆಗಿರ್ಬೋದು ಅಥವಾ ತಮ್ಮ ಅನುಭವ ಆಗಿರ್ಬೋದು, ಜೊತೆಗೆ ಸಲಹೆಯನ್ನು ಯಾವ ರೀತಿ ಕೊಡೋಕ್ಕೆ ಇಷ್ಟಪಡ್ತೀರಾ?
0: ಮೊದಲಿಗೆ ನಾನು ಇಂದಿನ ಯುವ ಶಿಕ್ಷಕ ಮಿತ್ರರಿಗೆ ಒಂದು ಕಿವಿ ಮಾತನ್ನು ಹೇಳಬೇಕು ಅಂತ ಬಯಸ್ತೇನೆ. ಎಲ್ಲ ಯುವ ಶಿಕ್ಷಕ ಮಿತ್ರರೇ, ನೀವು ಆಯ್ಕೆ ಮಾಡಿಕೊಂಡಿರುವಂಥದ್ದು ಕೇವಲ ಒಂದು ಉದ್ಯೋಗವಲ್ಲ, ಒಂದು ಯುಗವನ್ನೇ ನಿರ್ಮಿಸುವ ಜವಾಬ್ದಾರಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಂದಿನ ಮೊಬೈಲ್ ಯುಗದಲ್ಲಿ ನಾವು ಮನುಷ್ಯರಾಗಬೇಕಾಗತ್ತೆ. ಇದು ಕೇವಲ ಯುವ ಶಿಕ್ಷಕರಿಗಷ್ಟೇ ಅಲ್ಲ, ಶಿಕ್ಷಕನಾಗಿ ನನಗೆ ನಾನು ಹೇಳ್ಕೊಳ್ಳುವಂಥ ಮಾತು ಆಗಿರುತ್ತೆ. ಮೊಬೈಲ್ ಯುಗದಲ್ಲಿ ನಾವು ಮನುಷ್ಯರಾಗಬೇಕಾಗತ್ತೆ. ಇಂದು ಮಕ್ಕಳ ಕೈಯಲ್ಲಿ ಗೂಗಲ್ ಇದೆ, AI ಇದೆ, ಹಲವಾರು ಮನಸ್ಸಿನ ಗೊಂದಲಗಳಿದೆ. ಇವೆಲ್ಲಕ್ಕೂ ಸಹ ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ರೆ, ಮಕ್ಕಳ ಮನಸ್ಸಿನಲ್ಲಿ ಜೀವಂತಿಕೆಯನ್ನು ತುಂಬಬೇಕು ಅಂತ ಹೇಳಿದ್ರೆ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ ಆಗ್ತದೆ. ಗೂಗಲ್ ನಮ್ಮ ಮಾಹಿತಿಯನ್ನು ಕೊಡ್ಬೋದು, AI ಉತ್ತರವನ್ನು ಕೊಡ್ಬೋದು, ಆದರೆ ಮಕ್ಕಳ ಮನಸ್ಸಿನಲ್ಲಿ ಜೀವಂತಿಕೆಯನ್ನು ತುಂಬಲಿಕ್ಕೆ ಸಾಧ್ಯ ಇರುವಂಥದ್ದು ಅಂತ ಹೇಳಿದ್ರೆ ಅದು ಶಿಕ್ಷಕರಿಗೆ ಮಾತ್ರ. ಅಂದರೆ ಗೂಗಲ್ನ ಬಿಟ್ಬಿಡಿ, AIನ ಬಿಟ್ಬಿಡಿ ಅಂತಲ್ಲ, ತಂತ್ರಜ್ಞಾನವನ್ನು ಬಳಸ್ಕೋಬೇಕು. ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದರ ಮೂಲಕ ಮಾನವೀಯತೆಯನ್ನು ಸಹ ಮಕ್ಕಳಲ್ಲಿ ಬೆಳೆಸುವ ಮೂಲಕ, ಜೊತೆಗೆ ಜೀವಂತಿಕೆಯನ್ನು ನಾವು ವಿದ್ಯಾರ್ಥಿಗಳಲ್ಲಿ ಉಂಟು ಮಾಡುವಂತಹ ಕೆಲಸವನ್ನು ಸಹ ನಾವು ಮಾಡಬೇಕಾಗ್ತದೆ. ಪ್ರತಿಯೊಬ್ಬ ಶಿಕ್ಷಕರಾದಂಥವರು ಸಹ ಡಾಕ್ಟರ್ ರಾಧಾಕೃಷ್ಣನ್ರವರಂತೆ ವಿದ್ವಾಂಸರಾಗಬೇಕಾಗುತ್ತೆ, ಸಾವಿತ್ರಿಬಾಯಿ ಪುಲೆಯವರಂತೆ ಹೋರಾಟಗಾರರು ಸಹ ಆಗಬೇಕಾಗುತ್ತೆ. ಇವತ್ತಿನ ದಿವಸ ನೀವೇ ಹೇಳಿದ್ರೆ ಸಾಕಷ್ಟು ಗೊಂದಲಗಳಿದೆ. ಯಾರಿಗೋ ಒಬ್ಬರಿಗೆ ಒಂದೊಂದೇ ಮಕ್ಕಳಿರ್ತವೆ, ಎರಡೇ ಮಕ್ಕಳಿರ್ತವೆ. ಆಕಸ್ಮಿಕವಾಗಿ ಶಿಕ್ಷಕರಾದವರು ಮನುಷ್ಯನೇ, ಸಿಟ್ಟಲ್ಲಿ ಒಂದು ಏಟು ಹೊಡೆದು ಬಿಡ್ತಾರೆ, ಬಂದು ಗಲಾಟೆ, ಅಯ್ಯೋ ನನ್ನ ಮೂಡ ಹಾಳಾಗೋಯ್ತು. ಆ ರೀತಿಯಲ್ಲ, ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ತಪ್ಪು ಅಂತ ಕಂಡಾಗ ಸಾವಿತ್ರಿಬಾಯಿ ಪುಲೆಯವರ ರೀತಿ ಹೋರಾಟವನ್ನು ಮಾಡಬೇಕಾಗ್ತದೆ. ಈ ಎಲ್ಲ ಕಾರ್ಯಗಳನ್ನ ಮಾಡುವುದರ ಮೂಲಕ ನಾವು ನಿರ್ಭೀಯರಾಗಿ ಕೆಲಸವನ್ನು ಮಾಡಬೇಕಾಗ್ತದೆ. ನಮ್ಮ ಮುಖ್ಯ ಗುರಿ ಉದ್ದೇಶಗಳು ವಿದ್ಯಾರ್ಥಿಗಳನ್ನು ಸಂಪೂರ್ಣ ವ್ಯಕ್ತಿತ್ವ ನಿರ್ಮಾಣ ಮಾಡುವಂಥದ್ದಾಗಿರುತ್ತೆ. ಈ ಎಲ್ಲ ನಿಟ್ಟಿನಲ್ಲಿ ನಾವು ಯೋಚನೆಯನ್ನು ಮಾಡ್ತು ಅಂತ ಹೇಳಿದ್ರೆ, ನಾವು ಯಾವಾಗಲೂ ಸಹ ಅಧ್ಯಯನ ಮತ್ತು ಅಧ್ಯಾಪನ ಎರಡನ್ನೂ ಸಹ ಮಾಡಬೇಕಾಗ್ತದೆ. ಅಧ್ಯಯನ, ಒಬ್ಬ ಶಿಕ್ಷಕನಾದಂಥವನು ಯಾವಾಗಲೂ ವಿದ್ಯಾರ್ಥಿಯಾಗಿರಬೇಕು. ದಿನಕ್ಕೆ ಒಂದೆರಡು ಗಂಟೆ ಕಾಲನಾದ್ರೂ ನಾವು ಪುಸ್ತಕದೊಂದಿಗೆ ಇದ್ದು ಅಂತ ಹೇಳಿದ್ರೆ ನಮ್ಮ ನಾಲೆಡ್ಜ್ ಬೆಳೆಯುತ್ತೆ. ನಾವೆಲ್ಲರೂ ಸಹ ಮುಖ್ಯವಾಗಿ ಮತ್ತೊಂದನ್ನು ಯೋಚನೆ ಮಾಡಬೇಕಾಗ್ತದೆ. ಸಂಬಳಕ್ಕಾಗಿ ನಾವು ಕೆಲಸ ಮಾಡುವಂಥದ್ದಲ್ಲ, ಸಂಸ್ಕಾರಕ್ಕಾಗಿ ಕೆಲಸವನ್ನು ಮಾಡಬೇಕಾಗ್ತದೆ. ಜೀವಂತ ವ್ಯಕ್ತಿಗಳೊಂದಿಗೆ ನಾವು ಒಡನಾಟವನ್ನು ಉಳ್ಳವರಾಗಿರ್ತೀವಿ.
1: ಹೌದು,
0: ಜೀವಂತ ಮಕ್ಕಳೊಂದಿಗೆ, ಜೀವಂತಿಕೆಗಳೊಂದಿಗೆ ನಾವು ಒಡನಾಟ ಮತ್ತು ನಮ್ಮ ಇಂಟ್ರ್ಯಾಕ್ಟ್ ಯಾವಾಗಲೂ ಸಹ ವಿದ್ಯಾರ್ಥಿ ಶಿಕ್ಷಕರ ಮಧ್ಯೆ ನಡೀತಾ ಇರುತ್ತೆ. ಇದು ಜೀವಂತಿಕೆಯಾಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಅಂಶಗಳೂ ಸಹ ಮಕ್ಕಳ ಮನಸ್ಸಿನಲ್ಲಿ ಮೂಡುತ್ತೆ. ಹಾಗಾಗಿ ಸಂಸ್ಕಾರವಂತರಾಗಿರಬೇಕು. ಮುಖ್ಯವಾಗಿ ನಾವು ವಿದ್ಯಾರ್ಥಿಗಳನ್ನು ಸಂಸ್ಕಾರವಂತರನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಸಂಸ್ಕಾರವಂತರಾಗಿರಬೇಕಾಗ್ತದೆ. ಇದನ್ನು ದಯಮಾಡಿ ಯಾರು ತಪ್ಪಾಗಿ ಭಾವಿಸಬೇಡಿ. ನಮ್ಮಲ್ಲಿ ಏನಿರುತ್ತೋ ಅದರ ಕಲಿಕೆ ಮಕ್ಕಳಲ್ಲಿ ಆಗಿರುತ್ತೆ. ತಂದೆ ತಾಯಿಯನ್ನು

ನೋಡಿದಂಥ ಮಗು ತಂದೆ ತಾಯಿ ರೀತಿಯಲ್ಲೇ ವರ್ತನೆಯನ್ನು ಏನು ಮಾಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ಶಾಲೆಯಲ್ಲಿ ಶಿಕ್ಷಕರನ್ನು ನೋಡಿದಂತಹ ಮಗು ಶಿಕ್ಷಕರ ರೀತಿಯಲ್ಲೇ ವರ್ತನೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡುತ್ತೆ. ಹಾಗಾಗಿ ನಾವು ಸಂಸ್ಕಾರವಂತರಾಗಬೇಕು, ಅಪ್ಡೇಟ್ ಆಗ್ತಾ ಹೋಗ್ತಾ ಇರಬೇಕಾಗ್ತದೆ. ನಮ್ಮ ವಿದ್ಯಾರ್ಥಿಗಳನ್ನು ಸಹ ಏನು ಮಾಡಬೇಕಾಗ್ತದೆ, ಸಂಸ್ಕಾರವಂತರನ್ನಾಗಿ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಪಡುವುದರೊಂದಿಗೆ ಶಿಕ್ಷಕ ವೃತ್ತಿಯ ಶ್ರೀಮಂತಿಕೆಯನ್ನು ನಾವು ಹೆಚ್ಚಿಸಬೇಕಾಗ್ತದೆ. ಜೊತೆಗೆ ಪರೀಕ್ಷೆಗಾಗಿ ಅಲ್ಲ, ಬದುಕಿಗಾಗಿ ಕಲಿಸಬೇಕಾಗ್ತದೆ. ಹೌದು, ನನ್ನ ಶಾಲೆಯಲ್ಲಿ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ, ಈ ಸರ್ ರಿಸಲ್ಟ್ ಕಡಿಮೆ ಆಯಿತು ಅನ್ನುವಂಥ ಆಲೋಚನೆಗಿಂತ ಮಕ್ಕಳನ್ನು ಬದುಕಿಗಾಗಿ ನಾವು ಕಲಿಸ್ಬೇಕು. ನೀನು ಏನೇ ಕೆಲಸವನ್ನು ಮಾಡು, ರಸ್ತೆಯಲ್ಲಿ ಡಾಂಬರ್ ಕೆಲಸವನ್ನು ಮಾಡ್ತೀಯಾ, ಓಕೆ, ಸರ್ಕಾರಿ ಉದ್ಯೋಗದಲ್ಲಿ ಇರ್ತೀಯಾ, ಓಕೆ, ಯಾವುದೋ ಎನ್ ಜಿ ಒದಲ್ಲಿ ಕೆಲಸ ಮಾಡ್ತೀಯಾ, ಓಕೆ, ನೀನು ಏನೇ ಕೆಲಸವನ್ನು ಮಾಡಿದ್ರೆ ನೀನು ಹೇಗೆ ಕೆಲಸವನ್ನು ಮಾಡ್ತೀಯಾ, ಅಲ್ಲಿ ನಿನ್ನ ಹೆಸರನ್ನು ಹೇಗೆ ಗಳಿಸ್ತೀಯಾ, ನಿನ್ನ ಹೆಜ್ಜೆಯ ಗುರುತುಗಳನ್ನು ನೀನು ಹೇಗೆ ಮೂಡಿಸ್ತೀಯಾ, ಯಾವ ಕೆಲಸಗಳು ಚಿಕ್ಕದಲ್ಲ. ಜೊತೆಗೆ ಶಿಕ್ಷಕರಾಗಿ ನಾವು ದೀಪವಾಗಬೇಕಾಗ್ತದೆ. ವಯಸ್ಸು ಆದಂತೆ ದೀಪದಂತೆ ನಾವು ಕರಗ್ತಾ ಹೋಗ್ತೀವಿ, ತೊಂದರೆ ಇಲ್ಲ, ನಾವು ಕರಗದ್ರೂ ಪರವಾಗಿಲ್ಲ, ಆದರೆ ಮಕ್ಕಳ ಬದುಕು ಯಾವಾಗಲೂ ಬೆಳಕಾಗಬೇಕು ಎನ್ನುವಂತಹ ಚಿಂತನೆಯನ್ನು ನಾವು ಏನು ಮಾಡಬೇಕಾಗ್ತದೆ ಮಾಡಬೇಕಾಗ್ತದೆ. ಮುಂದೊಂದು ದಿವಸ ನಮ್ಮ ವಿದ್ಯಾರ್ಥಿಗಳೇ ದೇಶವನ್ನು ಆಳುವಂತಾದಾಗ ಈಗ ಸಾಕಷ್ಟು ನಾವು ವೇದಿಕೆಗಳಲ್ಲಿ ಕೇಳ್ತೀವಿ, ಸಾಕಷ್ಟು MLAಗಳಿರ್ಬೋದು, MP ಇರ್ಬೋದು, ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಿರ್ಬೋದು, ಶಿಕ್ಷಕರನ್ನ ಗೌರವಿಸಿದಂತಹ ಎಷ್ಟೋ ಸಂದರ್ಭಗಳನ್ನು ನಾವು ನೋಡ್ತೀವಿ. ಇಂತಹ ಸಂದರ್ಭದಲ್ಲಿ ನನ್ನ ಈ ಯಶಸ್ಸಿನ ಹಿಂದೆ ನನ್ನ ಗುರುಗಳಿದ್ದಾರೆ ಎನ್ನುವಂಥ ಒಂದು ಮಾತನ್ನು ಹೇಳಿದ್ರೆ ಕೇವಲ ಆ ಶಿಕ್ಷಕರಿಗಷ್ಟೇ ಗೌರವ ಅಲ್ಲ, ಇರುವಂತಹ ಎಲ್ಲ ಸಮಸ್ತ ಶಿಕ್ಷಕರಿಗೆ ಅದೇ ಗೌರವ ಸಿಗುತ್ತೆ. ಆ ನಿಟ್ಟಿನಲ್ಲಿ ಆ ಹೆಸರು ಉಳಿಸುವ ರೀತಿಯಲ್ಲಿ ಶಿಕ್ಷಕರಾದಂಥವ್ರು ಎಲ್ಲರೂ ಸಹ ಕೆಲಸವನ್ನು ಮಾಡಬೇಕಾಗ್ತದೆ. ರಾಷ್ಟ್ರ ಪ್ರಶಸ್ತಿಗಿಂತ ಮಿಗಿಲಾಗಿರುವಂಥದ್ದು ನನ್ನನ್ನು ನೋಡಿದಂಥ ವಿದ್ಯಾರ್ಥಿ ಆ ಕಣ್ಣಿನಲ್ಲಿರುವ ಕೃತಜ್ಞತೆ ಇದೆಯಲ್ಲ, ಆ ಕೃತಜ್ಞತೆಯೇ ನಿಜವಾದ ರಾಷ್ಟ್ರ ಪ್ರಶಸ್ತಿಗಿಂತ ಹೆಚ್ಚಿನದು ಅಂತ ಹೇಳಿದ್ರೂ ತಪ್ಪಾಗಲಾರದು. ಇನ್ನು ಮತ್ತೊಂದು ಮುಖ್ಯ ಅಂಶವನ್ನು ಹೇಳಿದ್ರೆ, ನಿಮಗೆ ಆಲ್ರೆಡಿ ತುಂಬ ಸರ್ವಿಸ್ ಆಗಿದೆ ಸರ್, ನಿಮ್ಮ ಅನುಭವಗಳನ್ನು ಹೇಳಿ ಅಂತ ಹೇಳಿ. ನನಗೆ December 2, 1996 ನಾನು ಅಪಾಯಿಂಟ್ ಆಯಿತು. ನಾನು ಇದೇ ತಾಲೂಕಿನವನಾಗಿದ್ದರೂ ಸಹ ಮುತ್ಕೆ ಉಂಡಿ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ನಮ್ಮ ತಂದೆಯೊಂದಿಗೆ ನಾನು ಪಯಣವನ್ನು ಬೆಳೆಸಿದೆ. December 2, 1996 ಹೆಡಿಯಾಲ್ದವ್ರಿಗೆ ತಲುಪಿದ್ವಿ, ಬಸ್ಸು ಅವತ್ತು ಸಿಗಲಿಲ್ಲ. ಆವಾಗ ನಟೇಶ್ ಅಂತ ಹೇಳಿ ಒಬ್ಬರು ಮಾಸ್ಟ್ರು, ಫಿಸಿಕಲ್ ಎಜುಕೇಷನ್ ಟೀಚರ್, ಅವರು ಬಡಗಲ್ಪುರ ಎಕ್ಸ್ಪ್ರೆಸ್ನಲ್ಲಿದ್ದರು. ಅವರು ನನಗೆ ಮಾರ್ಗದರ್ಶಕರ ಕೆಲಸವನ್ನು ಮಾಡಿದ್ರು. ಸರ್, ಇಲ್ಲಿ ಬಸ್ಸು ಗಿಸ್ಸನ್ನು ನೀವು ಕಾಯಲಿಕ್ಕಾಗಲ್ಲ, ಏನು ಸಿಗುತ್ತೋ ಅದನ್ನು ಹತ್ತು ಹೋಗಬೇಕಾಗತ್ತೆ ಅಂತ ಹೇಳಿ ಒಂದು ಗೂಡ್ಸ್ ಗಾಡಿಯನ್ನು ಹತ್ತಿದ್ವಿ 8:30. ಅದು ಎಲ್ಲೆಲ್ಲಿ ನಿಲ್ಲಿಸುತ್ತೋ ಅಲ್ಲೆಲ್ಲ ಧೂಳು ಹಿಂಭಾಗ. ಪ್ರತಿಯೊಬ್ಬ ಶಿಕ್ಷಕರಿಗೂ ಸಹ ಹಲವಾರು ಕನಸುಗಳಿರುತ್ತೆ. ನಾನು ಹೋಗುವಂಥ ಊರು ಹಾಗಿರುತ್ತೆ, ನಾನು ಹೋಗುವಂಥ ಶಾಲೆ ಹೀಗಿರುತ್ತೆ, ನನ್ನ ತರಗತಿ ಹೀಗೆಲ್ಲ ಇರುತ್ತೆ ಅನ್ನುವಂತಹ ಕನಸುಗಳಿರುತ್ತೆ. ನಾನು ಸಹ ಮುತ್ಕೆ ಉಂಡಿಗೆ ತಲುಪ್ದೆ. ತಲುಪಿದಾಗ ನೋಡ್ತೀನಿ ಎಲ್ಲಿ ಉಳ್ಕೊಳ್ಳೋದು, ಪ್ರತಿ ದಿವಸ ಬರೋಕ್ಕಾಗತ್ತಾ, ಹೋಗೋಕ್ಕಾಗತ್ತಾ. ಅಲ್ಲಿ ರೇವಣ್ಣ ಅಂತ ಹೇಳಿ ಮುಖ್ಯ ಶಿಕ್ಷಕರು, ನೀವೇನು ಯೋಚನೆ ಮಾಡಬೇಡಿ, ಇಲ್ಲಿ ಉಳ್ಕೊಳ್ಳಿಕ್ಕೆ ನಾನು ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿದ್ರು. ವ್ಯವಸ್ಥೆಯು ಸಹ ಆಯಿತು. ಹಾಗಿದ್ಮೇಲೆ ಸಮಯವನ್ನು ಹೇಗೆ ಕಳೆಯುವಂಥದ್ದು, ಒಂದು ಚಿಕ್ಕ ಗ್ರಾಮ ಅದು. ಆಗ ಅಲ್ಲೇ ಸ್ಟೇ ಆಗಿದ್ದಂತಹ ನಟರಾಜ್ ಅಂತ ನಮ್ಮ ಕೊಲೀಗು, ಇನ್ನೊಬ್ಬ ಪಕ್ಕದ ಹೊಸಕೋಟೆ ಅಂತ ಹೇಳಿ ಶಾಲೆಯಲ್ಲಿ ಮಂಜುನಾಥ್ ಅಂತ ಹೇಳಿ, ಶಿವಶಂಕರಪ್ಪ ಅಂತ ಇನ್ನೊಬ್ಬರು ಶಿಕ್ಷಕರು, ಹೇಗೆ ಸಮಯವನ್ನು ಕಳೀಲಿಕ್ಕಾಗತ್ತೆ. ಅವಾಗ ನಾವೇನು ಮಾಡಿದ್ವಿ, ಮಕ್ಕಳಲ್ಲಿ ಮಕ್ಕಳಾಗ್ಬಿಟ್ವಿ, ನಮಗೆ ಸಮಯದ ಅರಿವೇ ಇರಲಿಲ್ಲ. ಬೆಳಿಗ್ಗೆ 9:30 ಹೋಗ್ಬಿಡೋದು, ಪುನಃ 6 6:30 ಕತ್ಲಾಯ್ತು, ಊರಿನ ಜನರೇ ಬರೋರು, ಮಾಸ್ಟ್ರೇ ಕಳಿಸ್ಬಿಡಿ ಸಾಕು, ಯಾಕೆ ಹಿಂಗೆ ಉಳಿಸ್ಕೊಂತೀರಿ ಅಂತ ಹೇಳಿ. ಬಟ್ ನಮಗೆ ಆ ಸಂದರ್ಭದಲ್ಲಿ ಇದು ಸೇವೆ ಅಂತ ನಾವು ಯೋಚನೆ ಮಾಡಿರಲಿಲ್ಲ. ಇಷ್ಟೆಲ್ಲ ನಾವು ಮಾಡೋದ್ರಿಂದ ಮಕ್ಕಳ ಕಲಿಕೆ ಆಗುತ್ತೆ, ಉತ್ತಮ ಆಗುತ್ತೆ. ಬಟ್ 1-2 ತುಂಬ ಒಳ್ಳೆಯ ಹೆಸರುಗಳು ಬಂತು, ತುಂಬ ಗೌರವಿಸ್ಲಿಕ್ಕೆ ಶುರು ಮಾಡಿದ್ರು. ನೀವು ಅಡುಗೆನೇ ಮಾಡ್ಕೋಬೇಡಿ ಮಾಸ್ಟ್ರೇ, ಎಲ್ಲ ನಾವೇ ವ್ಯವಸ್ಥೆ ಮಾಡ್ತೀವಿ. ಪ್ರತಿಯೊಂದು ಆ ಮಟ್ಟಿಗೆ ಗೌರವ ಸಿಕ್ತು. ಅಯ್ಯೋ ರಾಮ, ನಾವು ನಮ್ಮ ಟೈಮ್ ಪಾಸ್ಗೆ ನಾವು ಈ ರೀತಿ ಮಕ್ಕಳನ್ನ ಕುಳಿಸ್ಕೊಂಡು ಅವ್ರಿಗೂ ಕಲಿಸ್ಕೊಂಡು ಅವ್ರ ಜೊತೆ ಆಟ ಆಡ್ಕೊಂಡು ನಾವು ಮಾಡ್ತಾ ಇದ್ವಿ, ಮತ್ತು ಮಕ್ಕಳಲ್ಲಿ ಆಟೋಮೆಟಿಕಲಿ ನಮ್ಮ ಸಂಸ್ಕಾರಗಳು ಮಕ್ಕಳಲ್ಲೂ ಸಹ ಪ್ರತಿಬಿಂಬಿಸಕ್ಕೆ ಶುರುವಾಯಿತು. ಹೋಗ್ಲಾ ಬಾರ್ಲಾ ಏ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದವರೆಲ್ಲ ಬೇರೆ ರೀತಿಯಲ್ಲಿ ಮಾತಾಡೋಕೆ ಶುರು ಮಾಡಿದ್ರು. ಮಕ್ಕಳಿಗೆ ಪೇರೆಂಟ್ಸ್ಗೂ ಸಹ ಖುಷಿಯಾಯಿತು. ನಿರಂತರ ಓದು ಕಲಿಕೆ, ಹೊಸದನ್ನು ರೂಢಿಸಿಕೊಳ್ಳುವಂಥದ್ದು, ಇವೆಲ್ಲವೂ ಸಹ ಒಬ್ಬ ಶಿಕ್ಷಕನಾಗದವನಿಗೆ ಬೇಕೇ ಬೇಕು ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಇದಿಲ್ಲ ಅಂತ ಹೇಳಿದ್ರೆ ನಾವು ನಿಂತ ನೀರಾಗ್ಬಿಡ್ತೀವಿ. ನಾವು ಹರಿಯುವಂತಹ ದೊಡ್ಡ ನದಿ ಆಗದೇ ಇದ್ರೂ ಪರವಾಗಿಲ್ಲ, ಸಣ್ಣ ಜರಿ ಆದರೂ ಪರವಾಗಿಲ್ಲ, ಹರಿತಾ ಇರಬೇಕು. ಆವಾಗ ನಾವು ಸಹ ಶುದ್ಧವಾಗ್ತೀವಿ, ಇಡೀ ವ್ಯವಸ್ಥೆನೂ ಸಹ ನಾವು ಶುದ್ಧವಾಗಿ ನೋಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಕೊನೆಯದಾಗಿ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಬ್ಬ ಶಿಕ್ಷಕರು ಸಹ ಅತ್ಯುನ್ನತ ಶಿಕ್ಷಕರಾಗಿ ನಾವು ಬೆಳಿಬೇಕಾಗ್ತದೆ.
ಸಾಮಾನ್ಯ ಶಿಕ್ಷಕ ಪಾಠ ಹೇಳ್ಬೋದು, ಒಬ್ಬ ಉತ್ತಮ ಶಿಕ್ಷಕರು ಅರ್ಥ ಮಾಡಿಸ್ಬೋದು, ಆದರೆ ಒಬ್ಬ ಅತ್ಯುತ್ತಮ ಶಿಕ್ಷಕ ಯಾವ

ಯಾವಾಗಲೂ ಪ್ರೇರೇಪಿಸ್ತಾನೆ. ಆ ಪ್ರೇರೇಪಣೆಯನ್ನು ಒಬ್ಬ ಶಿಕ್ಷಕ ನೀಡಬೇಕು ಅಂತ ಹೇಳಿದ್ರೆ ಏಳು ಗುಣಗಳು ಅತ್ಯಂತ ಮುಖ್ಯವಾಗಿ ಇರಲೇಬೇಕಾಗ್ತದೆ. ಶಿಕ್ಷಕನಾಗಿ ತಾನು ಕಲಿಯುವಂಥ ಗುಣ ತಾಳ್ಮೆ ಹಾಗೂ ಪ್ರೀತಿ. ಮಕ್ಕಳು ಏನೇ ಆದರೂ ಅವರ ತುಂಟತನಗಳು ಚೇಷ್ಟೆಗಳು ಇದ್ದೇ ಇರ್ತವೆ. ತಾಳ್ಮೆ ಹಾಗೂ ಪ್ರೀತಿಯಿಂದ ನಾವೇನು ಮಾಡಬೇಕಾಗತ್ತೆ, ನಿಭಾಯಿಸುವಂತಹ ಗುಣವನ್ನು ಬೆಳೆಸ್ಕೋಬೇಕಾಗ್ತದೆ. ಮತ್ತು ಒಬ್ಬ ಶಿಕ್ಷಕನಾಗಿ ನಾನು ಬೆಳಿಬೇಕು ಅಂತ ಹೇಳಿದ್ರೆ ಪಕ್ಷಪಾತ ಇರಬಾರ್ದು. ನನಗೆ ಬುದ್ಧಿವಂತ

0: ಏನೂ ಅಲ್ಲ, ಮತ್ತೇನೂ ಅಲ್ಲ, ನಮ್ಗೆ ಇನ್ನೇನೂ ಕಾಣಿಸೋಕ್ಕೂ ಹೋಗಬಾರ್ದು, ಪಕ್ಷಪಾತ ಇಲ್ಲದೆ ಇರಬೇಕಾಗ್ತದೆ. ಮತ್ತು ಒಬ್ಬ ಶಿಕ್ಷಕರಾದವರು ಯಾವಾಗಲೂ ಮಾದರಿಯಾಗಿರಬೇಕಾಗ್ತದೆ. ಪ್ರತಿಯೊಂದು ಮಗುವು ಸಹ ಶಿಕ್ಷಕರನ್ನ ಆ ನಿಟ್ಟಿನಲ್ಲಿ ಅಷ್ಟೊಂದು ಪೂರ್ಣ ಪ್ರಮಾಣದಲ್ಲಿ ಗಮನಿಸುತ್ತೆ. ಹಾಗಾಗಿ ನಾವು ಹಾಕುವಂಥ ಉಡುಪು ಇರ್ಬೋದು, ಮಾತಿರ್ಬೋದು, ನಡೆ ನುಡಿ, ಆಚಾರ ವಿಚಾರ, ಪ್ರತಿಯೊಂದು ವಿಷಯದಲ್ಲೂ ಸಹ ನಾವೇನಾಗಿರಬೇಕು, ಮಾಡೆಲ್ ಆಗಿರಬೇಕು. ಮಾದರಿಯಾಗಿದ್ದಾಗ ಮಾತ್ರ ನಾವು ಮಕ್ಕಳಲ್ಲಿ ನೆನಪಿನಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಹೊಸದನ್ನು ನಾವು ಅಳವಡಿಸ್ಕೋಬೇಕು. ನಾವು ತಂತ್ರಜ್ಞಾನ, ಅಯ್ಯೋ ಮೊಬೈಲ್ ಬಂದು ಹಾಗಾಗ್ಬಿಡ್ತು ಹೀಗಾಗ್ಬಿಡ್ತು ಅಂತ ಯೋಚನೆಯನ್ನು ಮಾಡೋದಕ್ಕಿಂತ, ನಾವೇನು ತಂತ್ರಜ್ಞಾನ ಬಂದಿದೆ ಆ ತಂತ್ರಜ್ಞಾನವನ್ನು ಸಹ ನಾವು ಹೆಚ್ಚು ಪ್ರಮಾಣದಲ್ಲಿ ಅಳವಡಿಸ್ಕೊಂಡು ಮಕ್ಕಳಿಗೆ ಎಷ್ಟು ಪ್ರಮಾಣದಲ್ಲಿ ಉಣಬಡಿಸ್ಬೋದು ಅಷ್ಟು ಪ್ರಮಾಣದಲ್ಲಿ ಉಣಬಡಿಸುವ ಮೂಲಕ ನಾವು ತಂತ್ರಜ್ಞಾನವನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೋಬೇಕಾಗ್ತದೆ. ಮತ್ತು ಶಿಕ್ಷಕರಿಗೆ ಹಾಸ್ಯ ಪ್ರಜ್ಞೆ ಮತ್ತು ಸರಳತೆ ಎರಡೂ ಸಹ ಇರಬೇಕು. ಸುಮ್ಮನೆ ನಾನು ಬೋಧಿಸ್ತೀನಿ ಅಂತ ಹೇಳಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದೇ ಪಟ್ಟಲ್ಲಿ ಹೋಗ್ಬಿಟ್ರು ಆಗೋದಿಲ್ಲ. ಮಧ್ಯ ಸಂದರ್ಭಗಳು ಸಾಕಷ್ಟು ಸಿಗ್ತವೆ ಶಿಕ್ಷಕರಿಗೆ. ತಮಾಷೆಯನ್ನು ಮಾಡಬೇಕು, ಮಕ್ಕಳನ್ನೇ ನನ್ನನ್ನು ನಾನು ತಮಾಷೆ ಮಾಡ್ಕೋಬೇಕು, ಮಕ್ಕಳನ್ನು ತಮಾಷೆ ಮಾಡಬೇಕು. ಈ ರೀತಿ ಮಾಡುವುದರ ಮೂಲಕ ಇಡೀ ತರಗತಿಯನ್ನು ಲೈವ್ ಆಗಿ ಇಟ್ಕೋಬೇಕಾಗ್ತದೆ. ಮತ್ತು ಮಕ್ಕಳಲ್ಲಿ ಮುಖ್ಯವಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನಂಬಿಕೆಯನ್ನು ಬೆಳೆಸಬೇಕಾಗ್ತದೆ. ನಾನು ಯಾಕೆ ಈ ಅಂಶವನ್ನು ಕೊನೆಯದಾಗಿ ಪುನಃ ಹೇಳಲಿಕ್ಕೆ ಶುರು ಮಾಡಿದೆ ಅಂತ ಹೇಳಿದ್ರೆ, ಸಾಕಷ್ಟು ಮಕ್ಕಳು ಎಸ್ ಎಲ್ ಸಿಗೆ ಬರ್ತಾರೆ, ಪಿ ಯು ಸಿಗೆ ಬರ್ತಾರೆ, ನೀಟ್ ಆಗಲಿಲ್ಲ, ಸಿ ಇ ಟಿ ಆಗಲಿಲ್ಲ, ನಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಡಿಮೆ ಆಯಿತು ಅಂತ ಸುಸೈಡ್ ಮಾಡ್ಕೊತಾರೆ. ಆ ಮಕ್ಕಳಲ್ಲಿ ನಂಬಿಕೆಯನ್ನು ಮೂಡಿಸ್ಬೇಕು. ನಾನೇ ಬೆಳಿತೀನಿ, ನಾನೇ ತೆಗೆದುಕೊಳ್ತೀನಿ, ನನ್ನಲ್ಲಿ ಶಕ್ತಿ ಸಾಮರ್ಥ್ಯಗಳಿದೆ, ಈ ನಂಬಿಕೆಗಳನ್ನು ನಾವು ಬೆಳೆಸಬೇಕಾಗ್ತದೆ. ಜೊತೆಗೆ ಅವರ ಸಾಮರ್ಥ್ಯ ಮತ್ತು ಕೊರತೆಗಳನ್ನು ಅವರೇ ಗುರುತಿಸುವ ರೀತಿಯಲ್ಲಿ ಶಿಕ್ಷಕರು ಮಾಡಬೇಕಾಗ್ತದೆ. ಹಾಗಾಗಿ ಪ್ರತಿಯೊಂದು ಮಗುವಿನಲ್ಲೂ ಸಹ ತನ್ನದೇ ಆದ ಸಾಮರ್ಥ್ಯಗಳಿರುತ್ತೆ, ಕೊರತೆಗಳಿರುತ್ತೆ. ನಮ್ಮಲ್ಲೂ ಸಹ ಸಾಮರ್ಥ್ಯಗಳಿರುತ್ತೆ, ಕೊರತೆಗಳಿರುತ್ತೆ. ಆ ಕೊರತೆಗಳನ್ನು ಮೀರಿ ಬೆಳೆಯುವಂತಹ ನಂಬಿಕೆಯನ್ನು ಮಕ್ಕಳಲ್ಲೂ ಬೆಳೆಸ್ಕೋಬೇಕಾಗ್ತದೆ. ನಮಗೆ ನಾವು ಸಹ ಬೆಳೆಸ್ಕೊಂಡು ಹೋಗುವಂಥದ್ದನ್ನು ನಾವು ಕಾಣಬೇಕಾಗ್ತದೆ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ಶಿಕ್ಷಕ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಈ ಶಿಕ್ಷಕರ ದಿನಾಚರಣೆಯ ಒಂದು ಪ್ರಾಮುಖ್ಯತೆ ಆಗಿರ್ಬೋದು, ಅದರ ಒಂದು ವಿಶೇಷತೆ ಆಗಿರ್ಬೋದು, ಹಾಗೆಯೇ ಶಿಕ್ಷಕರ ದಿನಾಚರಣೆಯನ್ನು ಈ ಸೆಪ್ಟೆಂಬರ್ 5 ನಾವು ಆಚರಣೆ ಮಾಡ್ತಿರುವಂಥ ಹಿನ್ನೆಲೆ, ಅದರಲ್ಲಿ ಶಿಕ್ಷಕರಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಕೊಡುಗೆಗಳಾಗಿರ್ಬೋದು, ಮಹಿಳಾ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತಹ ಸಾವಿತ್ರಿ ಬಾಯಿಪಿಲೆಯವರ ಕೊಡುಗೆಗಳಾಗಿರ್ಬೋದು, ಶಿಕ್ಷಕ ವೃತ್ತಿಗೆ ಇರುವಂಥ ಹಿನ್ನೆಲೆ, ಅದರ ಪ್ರಾಮುಖ್ಯತೆ, ಅತ್ಯುನ್ನತ ಶಿಕ್ಷಕರಿಗೆ ಇರಬೇಕಾದಂಥ ಗುಣಗಳು, ಅದರ ಜೊತೆಗೆ ಜವಾಬ್ದಾರಿಗಳಾಗಿರ್ಬೋದು, ಮತ್ತು ತಾವು ಸ್ವತಃ ಶಿಕ್ಷಕರಾಗಿ ತಮ್ಮ ಒಂದು ದಶಕಗಳ ಕಾಲ ಈ ಶಿಕ್ಷಕ ವೃತ್ತಿಯಲ್ಲಿ ತಾವು ಕಂಡಂತಹ ಅನುಭವ ಆಗಿರ್ಬೋದು, ಪ್ರಸ್ತುತ ಪೀಳಿಗೆಯಲ್ಲಿರುವಂತಹ ಯುವ ಶಿಕ್ಷಕರು ಅವರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಏನಿರುತ್ತೆ ಅಂತ ಕುರಿತು ಬಹಳ ಸ್ಫೂರ್ತಿದಾಯಕ ವಿಚಾರಗಳನ್ನು ಒಳಗೊಂಡಂತೆ ಬಹಳಷ್ಟು ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ಯುವ ವಿದ್ಯಾರ್ಥಿಗಳಲ್ಲಿ ಹಾಗೂ ಶಿಕ್ಷಕರಲ್ಲಿ ಒಂದಷ್ಟು ಸ್ಫೂರ್ತಿಯನ್ನು ತುಂಬಿದ್ದಕ್ಕೆ ತಮಗೆ ತುಂಬೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
2: ಥ್ಯಾಂಕ್ ಯು.
1: ಪ್ರಿಯ ಕೇಳಿದ್ರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ. ಶಿಕ್ಷಕರ ದಿನಾಚರಣೆಯ ಒಂದು ಪ್ರಾಮುಖ್ಯತೆ ಆಗಿರ್ಬೋದು, ಅದರ ವಿಶೇಷತೆ ಆಗಿರ್ಬೋದು, ಶಿಕ್ಷಕರಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರ ಕೊಡುಗೆಗಳು, ಒಬ್ಬ ಉನ್ನತ ಶಿಕ್ಷಕನಿಗೆ ಇರಬೇಕಾದಂತಹ ಗುಣಗಳು, ಜವಾಬ್ದಾರಿಗಳು, ಮತ್ತು ಪ್ರಸ್ತುತ ಯುವ ಶಿಕ್ಷಕ ವೃಂದದವರು ಏನೆಲ್ಲ ಕ್ರಮಗಳನ್ನು ಹಾಗೂ ಸಂಸ್ಕಾರಯುತ ಒಂದು ಶಿಕ್ಷಣವನ್ನು ನೀಡುವ ಮುಖಾಂತರ ಒಬ್ಬ ಉನ್ನತ ವಿದ್ಯಾರ್ಥಿಯನ್ನು ಭಾರತದ ಒಳ್ಳೆಯ ಪ್ರಜೆಯಾಗಿ ಮಾಡೋ ನಿಟ್ಟಲ್ಲಿ ಅವರ ಕರ್ತವ್ಯಗಳೇನಿರುತ್ತೆ ಅಂತ ಕುರಿತು ಇದುವರೆಗೂ ಸಾಕಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಂಥವ್ರು ಎಶ್ರೀಕೂಟ ತಾಲೂಕಿನ ಟೈಗರ್ ಬ್ಲಾಕ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ಬಾಲಸುಬ್ರಹ್ಮಣ್ಯ ಎಚ್ ಎಸ್ ರವರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇದೆ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಶಿಕ್ಷಕರ ದಿನಾಚರಣೆಯ ಹಿನ್ನೆಲೆ ಶಿಕ್ಷಕ ವೃತ್ತಿಯ ಮಹತ್ವ ಹಾಗೂ ಉತ್ತಮ ಶಿಕ್ಷಕನ ಕರ್ತವ್ಯ ಕುರಿತು ಎಚ್ಡಿಕೋಟೆ ತಾಲೂಕಿನ ಟೈಗರ್ ಬ್ಲಾಕ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಬಾಲಸುಬ್ರಹ್ಮಣ್ಯ ಎಚ್ಎಸ್ ರವರ ಜೊತೆಗಿನ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಯಿತು.

ಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಚ್ಚಿಡಿಕೋಟೆ ತಾಲೂಕಿನ ಹೈರಿಗೆ ಗ್ರಾಮದ ಪುಟಾಣಿ ಅಮೂಲ್ಯರವರು ತಮ್ಮ 4ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭ ಕೋರುವವರು ತಂದೆ ಮಂಜು, ತಾಯಿ ಪೂಜಾ, ತಮ್ಮನಾದ ಧನುಷ್ ಅವರು, ದೊಡ್ಡಪ್ಪ ಕುಮಾರ, ದೊಡ್ಡಮ್ಮ ಅಶ್ವಿನಿಯವರು, ತಾತ ಚಂದ್ರರವರು, ಅಜ್ಜಿ ಮಂಜುಳಾರವರು ಹಾಗೂ ಕುಟುಂಬ ವರ್ಗದವರು.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ।
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ, ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ।
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ।
4: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ತಾಜಾ ಆಹಾರ ಆರೋಗ್ಯದ ಆಗರ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ।
5: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ, ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು। ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ। ಕೇಳುಗರೆ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ತಾಜಾ ಆಹಾರ ಆರೋಗ್ಯದ ಆಗರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ। ಮನೆಯಲ್ಲಿ ತಾಜಾ ಆಹಾರವನ್ನು ಸೇವಿಸುವ ನಮಗೆ ಹಲವಾರು ಕಾರಣಗಳಿಂದ ಹೊರಗಿನ ಊಟವನ್ನು ಮಾಡಬೇಕಾಗಿ ಬರುತ್ತದೆ। ಸಭೆ ಸಮಾರಂಭಗಳಲ್ಲಿ ಅಥವಾ ಪ್ರವಾಸದ ಸಮಯದಲ್ಲಿ ನಾವು ಹೀಗೆ ಹೊರಗೆ ಹೊರಟ ನಾವು ಹೀಗೆ ಹೊರಗೆ ಊಟ ಮಾಡುತ್ತೇವೆ। ಮನೆಯಲ್ಲಿ ಅಡುಗೆ ಮಾಡಿ ಆರೋಗ್ಯಕರ ಆಹಾರವನ್ನು ಸೇವಿಸುವ ಸಕಲ ಸೌಕರ್ಯಗಳಿದ್ದರೂ ಹೋಟೆಲ್ಗಳಿಗೆ ಹೋಗುವುದು, ಅಲ್ಲಿ ಕುಟುಂಬ ಮತ್ತು ಸ್ನೇಹಿತರ ಜೊತೆಗೆ ಊಟ ಮಾಡುವುದು ಈಗಿನ ಕಾಲಮಾನದಲ್ಲಿ ಸಹಜವಾಗಿದೆ। ಇಂತಹ ಜಾಗಗಳಲ್ಲಿ ಮುಖ್ಯವಾಗಿ ಸ್ಟಾರ್ ಹೋಟೆಲ್ಗಳಲ್ಲಿ ತಯಾರಾಗುವ ಆಹಾರಗಳ ಬಗ್ಗೆ ಜನ ಅನುಮಾನಿಸುವ ವಾತಾವರಣ ನಿರ್ಮಾಣವಾಗಿದೆ। ಅಲ್ಲಿ ತಯಾರಾಗುವ ಖಾದ್ಯಗಳಲ್ಲಿ ತಾಜಾ ಸಾಮಗ್ರಿಗಳನ್ನು ಬಳಸಿದೆಯೇ, ರಾಸಾಯನಿಕಗಳನ್ನು ಬಳಸಿ ಸಂಸ್ಕರಿಸಿದ ಮಾಂಸ, ಮೀನು ಮತ್ತು ಪನ್ನೀರ್ ಮುಂತಾದ ಪದಾರ್ಥಗಳ ಬಳಕೆಯಾಗುತ್ತಿರುವ ಬಗ್ಗೆ ವರದಿಗಳಾಗುತ್ತಿವೆ। ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ನಗರ ಮತ್ತು ಮಹಾರಾಷ್ಟ್ರದಲ್ಲಿ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ನಡೆದ ದಾಳಿಗಳು ಇದಕ್ಕೆ ಪುಷ್ಟಿ ನೀಡಿವೆ। ಹೋಟೆಲ್ಗಳಲ್ಲಿ ಮಾಂಸ, ಮೀನು ಮುಂತಾದ ಪದಾರ್ಥಗಳನ್ನು ದೀರ್ಘಕಾಲ ಬಳಸಲು ಅವುಗಳನ್ನು ಸಂಸ್ಕರಿಸಿ ಬಿಡುತ್ತಾರೆ। ಈ ಆಹಾರಗಳಲ್ಲಿ ಅತಿಯಾದ ಸಕ್ಕರೆ, ಉಪ್ಪು, ಕೆಟ್ಟ ಕೊಬ್ಬು ಹಾಗೂ ರಾಸಾಯನಿಕಗಳು ಇರುತ್ತವೆ। ಇವು ದೇಹಕ್ಕೆ ಅತ್ಯಂತ ಹಾನಿಕಾರಕ। ಸಂಸ್ಕರಿಸಿದ ಆಹಾರದಲ್ಲಿ ಕ್ಯಾಲೋರಿಗಳು ಅಧಿಕವಾಗಿದ್ದು ನಾರಿನ ಅಂಶ ಇರುವುದಿಲ್ಲ, ಇದರಿಂದ ಅತಿಯಾದ ಹಸಿವು ಮತ್ತು ತೂಕ ಹೆಚ್ಚಾಗಲು ಕಾರಣವಾಗಬಲ್ಲದು. ನಾರಿನ ಅಂಶವು ಆಹಾರದಲ್ಲಿ ಕಡಿಮೆಯಾದರೆ ಸಕ್ಕರೆ ಕಾಯಿಲೆ ಮತ್ತು ಮಲಬದ್ಧತೆಯ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ। ಸಂಸ್ಕರಿಸಿದ ಆಹಾರದಲ್ಲಿರುವ ಟ್ರಾನ್ಸ್ ಫ್ಯಾಟ್ ಮತ್ತು ಸ್ಯಾಚುರೇಟೆಡ್ ಕೊಬ್ಬು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಿಸಿ ಹೃದ್ರೋಗದ ಅಪಾಯವನ್ನು ತಂದೊಡ್ಡುತ್ತದೆ। ಸಂಸ್ಕರಿಸಿದ ಆಹಾರಗಳಲ್ಲಿ ಕೃತಕ ಸಕ್ಕರೆಯ ಪ್ರಮಾಣ ಹೆಚ್ಚಾಗಿರುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ತಕ್ಷಣವೇ ಏರಿ ಮಧುಮೇಹಕ್ಕೆ ಕಾರಣವಾಗುತ್ತದೆ। ಸಂಸ್ಕರಿಸಿದ ಆಹಾರವು ದೀರ್ಘಕಾಲ ಬಾಳಿಕೆ ಬರುವಂತೆ ಮಾಡಲು ಅತಿಯಾದ ಉಪ್ಪು ಬಳಸಲಾಗುತ್ತದೆ, ಇದು ರಕ್ತದೊತ್ತಡ ಹೆಚ್ಚಾಗಲು ಮುಖ್ಯ ಕಾರಣವಾಗಿದೆ। ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಪ್ಯಾಕ್ ಮಾಡಿದ ಆಹಾರಗಳು ಮತ್ತು ಸಂಸ್ಕರಿಸಿದ ಮಾಂಸದ ಸೇವನೆಯು ಹೊಟ್ಟೆಗೆ ಸಂಬಂಧಿಸಿದ ರೋಗಗಳು ಮತ್ತು ಕ್ಯಾನ್ಸರ್ನ ಅಪಾಯ ಹೆಚ್ಚಿಸುತ್ತದೆ। ಸಂಸ್ಕರಿಸಿದ ಆಹಾರ ಪದಾರ್ಥಗಳ ರುಚಿ, ಬಣ್ಣ ಮತ್ತು ವಾಸನೆಗಳನ್ನು ಹೆಚ್ಚಿಸಲು ಮತ್ತು ಅವು ಹಲವು ತಿಂಗಳುಗಳ ಕಾಲ ಹಾಳಾಗದಿರಲು ಕೃತಕ ರಾಸಾಯನಿಕಗಳನ್ನು ಬಳಸಲಾಗುತ್ತದೆ, ಇವು ಕ್ಯಾನ್ಸರ್ಗೆ ಕಾರಣವಾಗಬಹುದು। ಸಂಸ್ಕರಿಸಿದ ಆಹಾರ ಪದಾರ್ಥಗಳ ತಯಾರಿಕಾ ಪ್ರಕ್ರಿಯೆಯು ಆಹಾರದಲ್ಲಿನ ನೈಸರ್ಗಿಕ ಜೀವಸತ್ವಗಳು ಮತ್ತು ಖನಿಜಾಂಶಗಳನ್ನು ಸಂಪೂರ್ಣವಾಗಿ ನಾಶ

0: ಮಾಡುತ್ತವೆ. ಇದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ. ಸಂಸ್ಕರಿಸಿದ ಆಹಾರವನ್ನು ನಿರಂತರವಾಗಿ ಸೇವಿಸುವುದರಿಂದ ದೈಹಿಕ ಆರೋಗ್ಯ ಮಾತ್ರವಲ್ಲದೆ ಮಾನಸಿಕ ಅಸಮತೋಲನವು ಉಂಟಾಗಬಹುದು ಎಂದು ಸಂಶೋಧನೆಗಳು ತಿಳಿಸುತ್ತವೆ. ಸಂಸ್ಕರಿಸಿದ ಆಹಾರವು ನಮ್ಮ ಕರುಳಿನಲ್ಲಿರುವ ಆರೋಗ್ಯಕರ ಸೂಕ್ಷ್ಮಾಣು ಜೀವಿಗಳನ್ನು ನಾಶ ಮಾಡುತ್ತವೆ. ಈ ಕಾರಣದಿಂದ ನಮ್ಮ ನಿದ್ರೆ ಹಾಗೂ ಮಾನಸಿಕ ಸಮತೋಲನದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ. ನಮ್ಮ ಹಸಿವನ್ನು ಹಲವು ಹಾರ್ಮೋನುಗಳು ಬಹಳ ನಾಜೂಕಾಗಿ ನಿಯಂತ್ರಣ ಮಾಡುತ್ತವೆ. ಸಂಸ್ಕರಿಸಿದ ಆಹಾರಗಳು ನಮ್ಮ ಹಸಿವನ್ನು ಏರುಪೇರು ಮಾಡುವುದರಿಂದ ತೂಕ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಕಾರಣಗಳಿಂದ ಪ್ಯಾಕೆಟ್ ಆಹಾರಗಳು, ಬೇಕರಿ ತಿಂಡಿಗಳು, ಸಾಫ್ಟ್ ಡ್ರಿಂಕ್ಸ್ ಮತ್ತು ಇನ್ಸ್ಟೆಂಟ್ ಆಹಾರಗಳ ಬದಲಿಗೆ ನೈಸರ್ಗಿಕವಾಗಿ ಮನೆಯಲ್ಲಿ ತಯಾರಿಸಿದ ತಾಜಾ ಆಹಾರಕ್ಕೆ ಆದ್ಯತೆ ನೀಡುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಮತ್ತು ಕೆಲವು ಹೋಟೆಲ್ಗಳಲ್ಲಿ ಹಾಲಿನ ಬದಲು ಕೃತಕ ಹಾಲಿನ ಪುಡಿ, ಸ್ಟಾರ್ಚ್, ಯೂರಿಯಾ ಮತ್ತು ಫಾರ್ಮ್ ಆಯಿಲ್ ಬಳಸಿ ಮಾಡಿದ ನಕಲಿ ಪನ್ನೀರ್ ಮಾರಾಟ ಮಾಡಲಾಗುತ್ತಿದೆ. ಇಂತಹ ಕೃತಕ ಪನ್ನೀರ್ ಸೇವನೆಯಿಂದ ಕಿಡ್ನಿ ಮತ್ತು ಲಿವರ್ ಅಂದರೆ ಯಕೃತ್ ಹಾನಿಗೆ ಒಳಗಾಗಬಹುದು. ಮನೆಯಲ್ಲಿ ಪನ್ನೀರ್ ತಯಾರಿಸುವುದರಿಂದ ಇಂತಹ ವಂಚನೆಗೆ ಒಳಗಾಗುವುದರಿಂದ ತಪ್ಪಿಸಿಕೊಳ್ಳಬಹುದು. ಡಾಲ್ಡಾ ಮತ್ತು ಫಾರ್ಮ್ ಆಯಿಲನ್ನು ಅಡಿಗೆ ಮಾಡಲು ಬಳಸುವುದು ಹಾನಿಕಾರಕ. ಇವು ಸಂಸ್ಕರಿಸಿದ ಅಡಿಗೆ ಎಣ್ಣೆಗಳೇ ಆಗಿರುವುದರಿಂದ ಇವುಗಳ ಬಳಕೆಯು ಹಲವು ಆರೋಗ್ಯ ಸಮಸ್ಯೆಗಳಿಗೆ ಮೂಲವಾಗಬಹುದು. ಆಯಾ ಪ್ರದೇಶದಲ್ಲಿ ಬಳಸುವ ಧಾನ್ಯಗಳಿಂದ ಸ್ಥಳೀಯವಾಗಿ ತೆಗೆದ ಎಣ್ಣೆಗಳು, ತೆಂಗಿನ ಎಣ್ಣೆ ಅಥವಾ ಹಸುವಿನ ತುಪ್ಪವು ಸಂಸ್ಕರಿಸಿದ ಅಡಿಗೆ ಎಣ್ಣೆಗಳಿಗಿಂತ ಉತ್ತಮವಾಗಿದೆ. ತಾಜಾ ಅಲ್ಲದ ಮತ್ತು ಸಂಸ್ಕರಿಸಿದ ಆಹಾರವನ್ನು ಪ್ರವಾಸದ ಸಮಯದಲ್ಲಿ ತಿನ್ನದಿರಲು ಸ್ವಯಂ ನಿಯಂತ್ರಣವನ್ನು ಹಾಕಿಕೊಳ್ಳಬೇಕು. ಆಯಾ ಋತುಗಳಲ್ಲಿ ದೊರೆಯುವ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಬಳಸುವುದರಿಂದ ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆ ಕಡಿಮೆ ಇರುತ್ತದೆ. ಆಹಾರವಾಗಿ ಮೀನನ್ನು ಆಯ್ಕೆ ಮಾಡುವಾಗ ನಮ್ಮ ಊರಿನಲ್ಲಿ ಸುಲಭದಲ್ಲಿ ದೊರೆಯುವ ಮೀನುಗಳನ್ನೇ ಆಯ್ಕೆ ಮಾಡಿಕೊಳ್ಳುವುದು ಒಳ್ಳೆಯದಾಗಿದೆ. ದೂರದ ಕರಾವಳಿಯಿಂದ ಮೀನುಗಳನ್ನು ಬೇರೆ ಪ್ರದೇಶಗಳಿಗೆ ತಲುಪಿಸಲು ಹಲವು ದಿನಗಳು ಬೇಕಾಗುತ್ತದೆ. ಆಗ ಮೀನುಗಳನ್ನು ಹಾಳಾಗದಂತೆ ಸಂರಕ್ಷಿಸಲು ರಾಸಾಯನಿಕಗಳನ್ನು ಬಳಸಲಾಗಬೇಕಾಗುತ್ತದೆ. ಹೀಗೆಯೇ ದೂರ ದೇಶಗಳ ಹಣ್ಣು ಹಂಪಲುಗಳನ್ನು ಖರೀದಿಸುವ ಬದಲು ನಮ್ಮ ಊರುಗಳಲ್ಲಿಯೇ ಬೆಳೆದ ಸ್ಥಳೀಯ ಹಣ್ಣು ಹಂಪಲುಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ ಉದಾಹರಣೆಯಾಗಿದೆ. ನಾವು ದಿನನಿತ್ಯ ಬಳಸುವ ಹಸಿರು ತರಕಾರಿಗಳನ್ನು ನಮ್ಮ ಹಿತ್ತಲಿನಲ್ಲಿಯೇ ರಾಸಾಯನಿಕಗಳಿಂದ ಮುಕ್ತವಾಗಿ ಬೆಳೆದುಕೊಳ್ಳಬಹುದು. ತುಸು ದುಬಾರಿ ಎನಿಸಿದರೂ ರಾಸಾಯನಿಕಗಳನ್ನು ಬಳಸದೆ ಬೆಳೆದ ಹಣ್ಣು ತರಕಾರಿಗಳನ್ನು ಬಳಸುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯ ಆಯ್ಕೆಯಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ತಾಜಾ ಆಹಾರ, ಆರೋಗ್ಯದ ಆಗರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ ಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ತಾಜಾ ಆಹಾರ, ಆರೋಗ್ಯದ ಆಗರ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/9/2026 ಶನಿವಾರದಂದು ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ? ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಪಾಸಣಾ ತಜ್ಞರು, ಡಾಕ್ಟರ್ ನಾಗೇಶ್ ಅವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನೇಶ್ ಪ್ರಕಾಶ್ ಅವರು ತುರ್ತು ಚಿಕಿತ್ಸೆ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶೀರವರು ದಂತ ಚಿಕಿತ್ಸೆ ತಜ್ಞರು, ಡಾಕ್ಟರ್ ರಾಜುರವರು ವಾಕ್ ಭಾಷಾ ಶ್ರವಣ ತಜ್ಞರು, ಡಾಕ್ಟರ್ ಐನರಾಜ್ರವರು ಫಿಜಿಯೋಥೆರಪಿಸ್ಟ್ ಅವರು. ಈ ಎಲ್ಲ ವೈದ್ಯರ ಸೌಲಭ್ಯ ಲಭ್ಯವಿರುತ್ತದೆ ಹಾಗೂ ದಿನದಲ್ಲಿ 24 ಗಂಟೆಗಳ ತುರ್ತು ಚಿಕಿತ್ಸೆ ಸೌಲಭ್ಯ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು. ಧುಮ್.
2: ಧರ್ಮಪಾನ.

0: ಮಹಿಳೆಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.

0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
2: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
2: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
2: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
2: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 9ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅಸಕ್ತಂ ತೇಷು ಕರ್ಮಸು. ಧನಂಜಯ, ಈ ಕರ್ಮಗಳು ನನ್ನನ್ನು ಬಂಧಿಸವು, ಏಕೆಂದರೆ ನಾನು ಅವುಗಳಲ್ಲಿ ಉದಾಸೀನನಾಗಿ ಆಸಕ್ತಿರಹಿತನಾಗಿ ವರ್ತಿಸುತ್ತೇನೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ನಾವು ಕೂಡ ಹೇಗೆ ಈ ಜಗತ್ತಿನಲ್ಲಿ ಬದುಕಬೇಕು ಎಂಬ ಅಂಶವನ್ನು ಕೂಡ ಕೃಷ್ಣ ಸೂಕ್ಷ್ಮವಾಗಿ ತಿಳಿಸ್ತಾ ಇದ್ದಾನೆ. ಈ ಸೃಷ್ಟಿಯನ್ನೆಲ್ಲ ದೇವರು ಮಾಡುತ್ತಿರುವುದರಿಂದ ಅವನಿಗೂ ಒಂದು ಉದ್ದೇಶವಿದೆ ಎಂದಂತಾಯಿತು. ಅವನಿಗೆ ಸಾಧಿಸುವುದಕ್ಕೆ ಏನೋ ಇದೆ ಎಂದರೆ ಅವನು ಅಪೂರ್ಣನಾಗುತ್ತಾನೆ. ಪೂರ್ಣ ಕಾಮನಾದವನು ಏನನ್ನು ಪಡೆಯಲು ಇದನ್ನೆಲ್ಲ ಮಾಡಬೇಕು? ನಮಗೆ ಒಂದು ಸಣ್ಣ ಬಯಕೆ ಇದೆ, ಅದಕ್ಕೆ ಪ್ರಪಂಚಕ್ಕೆ ಬಂದು ಹೋಗ್ತಾ ಇರುವಂಥದ್ದು. ಆದರೆ ಆ ಭಗವಂತನಿಗೆ ಒಂದು ದೊಡ್ಡ ಬಯಕೆ ಇದೆ. ಅದಕ್ಕಾಗಿಯೇ ಈ ಸೃಷ್ಟಿ ಸಂಹಾರ ಕಾರ್ಯದಲ್ಲಿ ಮಗ್ನನಾಗಿರುವುದು ಅಂಥೇಳಿ ನಾವು ಭಾವಿಸಬಹುದು. ಅವನಿಗೆ ಪಡೆಯದೇ ಇರುವುದು ಯಾವುದೂ ಇಲ್ಲ, ಇದನ್ನು ಸುಮ್ಮನೆ ಮಾಡುತ್ತಾನೆ ಎನ್ನಬಹುದು. ಸುಮ್ಮನೆ ಮಾಡುವವನು ಹುಚ್ಚನೊಬ್ಬನೇ. ಅವನು ಕುಳಿತಿರಲಾರದೆ ಏನನ್ನಾದರೂ ಮಾಡ್ತಾನೆ ಇರ್ತಾನೆ. ಹಾಗೆಯೇ ದೇವರು ಸುಮ್ಮನೆ ಏನೇನೋ ಮಾಡುವನು, ಅದರಿಂದ ನರಳುವವರು ಜೀವರಾಶಿಗಳು. ಅಂತೂ ದೇವರು ಉದ್ದೇಶವನ್ನಿಟ್ಟುಕೊಂಡವನೆಂದರೆ ಅಪೂರ್ಣನಾಗುವನು. ಉದ್ದೇಶವಿಲ್ಲ ಎಂದರೆ ಹುಚ್ಚನೋ ಮರುಳನೋ ಯಾರೋ ಆಗಿರ್ತಾನೆ ಅಂತ ಹೇಳ್ಬೋದು. ಆದರೆ ದೇವರು ಈ ಸೃಷ್ಟಿಯನ್ನೆಲ್ಲ ಮಾಡಿದರೂ ಕೂಡ ಅವನು ಆಸಕ್ತಿಯಿಂದ ಮಾಡುತ್ತಿಲ್ಲ, ಅದರಿಂದ ಬರುವ ಫಲವನ್ನು ಉಣ್ಣಲು ಮಾಡುತ್ತಿಲ್ಲ. ಆದರೆ ಅವನು ಉದಾಸೀನನಾಗಿ ಸೃಷ್ಟಿ ಮಾಡದೇ ಇದ್ದರೆ ಬದ್ಧ ಜೀವಿಗಳು ಮುಕ್ತರಾಗುವುದಕ್ಕೆ ಅವಕಾಶವೇ ಇರುವುದಿಲ್ಲ. ಜೀವರಾಶಿಗಳ ಮೇಲಿನ ಕಾರುಣ್ಯದಿಂದಲೇ ಅವರ ಉದ್ಧಾರಕ್ಕಾಗಿ ಮತ್ತೊಂದು ಸೃಷ್ಟಿಯ ಅವಕಾಶವನ್ನು ಕೊಡುತ್ತಾನೆ. ಇಷ್ಟೊಂದು ಕರುಣೆ ಇದ್ದ

ಆದ್ರೆ ಸುಮ್ಮನೆ ಅವನು ಏತಕ್ಕೆ ಒಂದೇ ಸಲ ಮುಕ್ತಿಯನ್ನ ಕೊಡಬಾರದು ಅಂತ ನಾವು ಅನ್ನಿಸ್ಕೊಳ್ಬಹುದಲ್ವಾ? ಕೊಟ್ಟು ಅವರನ್ನು ಪ್ರಕೃತಿಯ ಜೈಲಿನಿಂದ ಪಾರು ಮಾಡಬಾರದೇಕೆ? ಕಷ್ಟಪಟ್ಟು ಸಾಧನೆ ಮಾಡುವವನಿಗೂ ಮುಕ್ತಿ, ಏನೂ ಮಾಡದೆ ಸುಮ್ಮನೆ ಇಂದ್ರಿಯ ಪ್ರಪಂಚದಲ್ಲಿ ವಿಹರಿಸುವವನಿಗೂ ಕೂಡ ಮುಕ್ತಿ ಕೊಟ್ಟ ಅಂತಂದ್ರೆ, ನಾವು ಕಷ್ಟಪಟ್ಟು ಓದುವವನು ಪಾಸಾಗ್ತಾನೆ, ಸುಮ್ಮನೆ ಓದದೆ ಹರಟೆ ಹೊಡೆಯುತ್ತಿರುವವನು ಪಾಸಾಗ್ತಾನೆ ಅಂತಂದ್ರೆ ಯಾರು ಓದುವುದಕ್ಕೆ ಹೋಗೋದಿಲ್ಲ. ಆದ್ರೆ ದೇವರನ್ನ ಹೇಗ್ ಮಾಡಿದ್ರೂ ದೂರುವುದನ್ನ ಮಾತ್ರ ನಾವು ಬಿಡೋದಿಲ್ಲ, ಆಗ ದೇವರನ್ನ ಪಕ್ಷಪಾತಿ ಎನ್ನುತ್ತೇವೆ. ಒಟ್ಟಿನಲ್ಲಿ ದೇವರಿಗೂ ಮತ್ತು ಸೃಷ್ಟಿಗೂ ಇರುವ ಸಂಬಂಧವನ್ನ ನಾವು ಹೇಗೆ ನೋಡಿದ್ರೂ ಕೂಡ ಯಾವುದಾದ್ರೂ ಒಂದು ದೋಷ ಕಂಡೇ ಕಾಣ್ತೇವೆ. ಈ ದೋಷಗಳೆಲ್ಲ ಕಡಿಮೆ ಅನ್ನಬಹುದು. ಶ್ರೀಕೃಷ್ಣ ಕೊಡುವ ಕಾರಣದಲ್ಲಿ ತನಗಾಗಿ ಸೃಷ್ಟಿ ಮಾಡ್ತಾ ಇಲ್ಲ, ಜೀವರಾಶಿಗಳಿಗಾಗಿ ಸೃಷ್ಟಿ ಮಾಡ್ತಾ ಇದ್ದಾನೆ. ಅದರಿಂದ ಅವನು ಕೊನೆಗೆ ಯಾವ ಫಲಕ್ಕೂ ಕೈಯೊಡ್ಡುವುದಿಲ್ಲ, ಅಥವಾ ಅದನ್ನ ಮಾಡುತ್ತಿರುವಾಗ್ಲೂ ಆ ಕೆಲಸದಲ್ಲಿ ಆಸಕ್ತಿ ಇಲ್ಲ, ಉದಾಸೀನವಾಗಿ ಆ ಕೆಲಸವನ್ನ ಮಾಡ್ತಾ ಹೋಗ್ತಾನೆ. ಹಾಗಾಗಿ ವ್ಯಷ್ಟಿ ಅಂಥ ದೃಷ್ಟಿಯಿಂದ ನಾವು ನೋಡೋದಾದ್ರೆ, ಜೀವನು ಮಾಯೆಯ ಹಿಡಿತದ ಒಳಗಿರೋದ್ರಿಂದ ಅವನಿಗೆ ಕರ್ತೃತ್ವ ಮತ್ತು ಭೋಕ್ತೃತ್ವಗಳು ಅದರ ಅಭಿಮಾನವಿದೆ. ಆದುದರಿಂದ ಅವನು ಸಂಸಾರಕ್ಕೊಳಗಾಗಿದ್ದಾನೆ. ಅವನು ಮಾಡುವ ಕರ್ಮಗಳು ಅವನ ಮನಸ್ಸಿನಲ್ಲಿ ಒಂದು ವಾಸನೆಗಳ ರೂಪದಲ್ಲಿ ಉಳಿಯೋದ್ರಿಂದ ಅವನು ಕರ್ಮ ಮಾಡಿದ್ದಷ್ಟಕ್ಕೆ ಅವನ ವಾಸನಾರಾಶಿಯೂ ಕೂಡ ಹೆಚ್ಚುತ್ತದೆ. ಉದಾಹರಣೆಗೆ, ಒಂದು ಸಣ್ಣ ಮಗುವು ಕೈಕಾಲಾಡಿಸ್ತಾ ಇರುವಾಗ ತನ್ನ ತಂದೆಯನ್ನೇ ಒದೆಯುತ್ತಿದೆ ಎಂದಿಟ್ಕೊಳ್ಳೋಣ. ಅದೇ ಸಮಯ ಒಬ್ಬ ಬೆಳೆದ ಯುವಕ ತನ್ನ ತಂದೆಯನ್ನ ಒದೆಯುತ್ತಿದ್ದಾನೆ ಎಂದಿಟ್ಕೊಳ್ಳೋಣ. ಇವೆರಡೂ ಕೂಡ ಕರ್ಮಗಳೇ. ಆದರೆ ಒಂದು ಸಣ್ಣ ಮಗು ತಂದೆಯನ್ನ ಆಟ ಆಡುವಾಗ ಒದೆಯುವಂಥದ್ದು ಒಂದು ಅಹಂಕಾರ ರಹಿತವಾದ ಮನಸ್ಸಿನಿಂದ ನಡೆದ ಕರ್ಮ. ಇನ್ನು ಬೆಳೆದ ಯುವಕ ತಂದೆಯನ್ನ ಒದಿತಾ ಇದ್ದಾನೆ ಅಂತಂದ್ರೆ ಅದು ಅಹಂಕಾರಪೂರಿತ ಮನಸ್ಸಿನಿಂದ ಮಾಡಿದ ಕರ್ಮ. ಹಾಗಾಗಿ ಮಗು ಮಾಡಿದ ಕರ್ಮಕ್ಕೆ ಕರ್ಮಫಲವಿಲ್ಲ, ಆದರೆ ಯುವಕನು ಮಾತ್ರ ತಾನು ಮಾಡಿದ ಕರ್ಮಕ್ಕೆ ತಕ್ಕ ಫಲವನ್ನ ಅನುಭವಿಸಿಯೇ ತೀರ್ತಾನೆ. ಹಾಗಾಗಿ ಪರಮಾತ್ಮನು ತನ್ನ ಮಾಯಾಶಕ್ತಿಯನ್ನ ಆಧಾರವಾಗಿಟ್ಟುಕೊಂಡು ಜೀವರಾಶಿಗಳನ್ನ ಮತ್ತೆ ಮತ್ತೆ ಹುಟ್ಟಿಸುವ ಈ ಕ್ರಮದಿಂದ ಯಾವ ರೀತಿಯಲ್ಲಿಯೂ ಬಂಧನಕ್ಕೊಳಗಾಗುವುದಿಲ್ಲ. ಏಕೆಂದರೆ ಪರಮಾತ್ಮನಲ್ಲಿ ಯಾವುದೇ ರೀತಿಯ ಅಹಂಕಾರಕ್ಕೆ ರಾಗದ್ವೇಷಗಳಿಗೆ ಎಡೆಯಿಲ್ಲ. ಸಿನಿಮಾದಲ್ಲಿ ಎಷ್ಟೇ ದುಃಖಕರವಾದ ಘಟನೆ ನಡೆದಿರಲಿ, ಅಲ್ಲಿರುವ ಬಿಳಿಯ ಪರದೆಗೆ ಯಾವುದೇ ರೀತಿಯ ಹಾನಿಯಾಗಿರುವುದಿಲ್ಲ. ಒಂದು ವೇಳೆ ಆ ಬಿಳಿ ಪರದೆ ಇಲ್ಲದಿರುತ್ತಿದ್ರೆ ಖಂಡಿತವಾಗಿಯೂ ನಮಗೆ ಸಿನಿಮಾವನ್ನ ನೋಡಲು ಸಾಧ್ಯವಾಗ್ತಾ ಇರಲಿಲ್ಲ. ಅದೇ ರೀತಿ ನಾಮ ರೂಪ ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು ಲಯಗಳಿಗೆ ಪರಮಾತ್ಮನು ಅಧಿಷ್ಠಾನ ಶಕ್ತಿ ಮಾತ್ರ. ಎಲ್ಲ ಜೀವರಾಶಿಗಳು ಅವರವರ ವಾಸನೆಗಳಿಗೆ ಅವರಾಗಿ ಸಿಕ್ಕಿಬಿದ್ದಂತಹ ಪಾತ್ರಧಾರಿಗಳು. ಉಗಿ ಬಂಡಿಯಲ್ಲಿರುವ ಉಗಿಯನ್ನು ಯಾರು ಕೂಡ ಶ್ಲಾಘಿಸುವುದೂ ಇಲ್ಲ, ಬಯ್ಯುವುದೂ ಇಲ್ಲ. ಈ ಉಗಿಯು ಬಂಡಿಗೆ ಶಕ್ತಿಯನ್ನ ಕೊಡುತ್ತದೆ. ಬಂಡಿಯು ಒಂದು ವೇಳೆ ಅಪಘಾತಕ್ಕೀಡಾದರೆ ಆಗ ಉಗಿಯನ್ನ ಬಯ್ಯುವಂತಿಲ್ಲ. ಬಂಡಿಯು ಸಕಾಲಕ್ಕೆ ಗುರಿಯನ್ನ ಸೇರಿದರೆ ಆಗ ಉಗಿಯನ್ನ ಶ್ಲಾಘಿಸುವಂತೆಯೂ ಇಲ್ಲ. ಹಾಗೆಂದು ಉಗಿ ಇಲ್ಲದೆ ಬಂಡಿ ಚಲಿಸಲಾರದು. ಈ ಉಗಿಗೆ ಮಾತ್ರ ಬಂಡಿಯು ಚಲಿಸುವ ಬಗ್ಗೆಗಾಗಲಿ ಅಥವಾ ಬಂಡಿಯನ್ನ ಅಪಘಾತಕ್ಕೊಳಿಪಡಿಸುವುದಾಗಲಿ ಯಾವುದೇ ರೀತಿಯ ಆಸಕ್ತಿ ಇಲ್ಲ. ಅದೇ ರೀತಿ ಪರಮಾತ್ಮ ಕೂಡ. ಹಾಗಾಗಿ ಕ್ರಿಯಾಶಕ್ತಿಯ ಒಂದು ಮೂಲವೇ ಆ ಪರಮಾತ್ಮ. ಮನಸ್ಸು ಬುದ್ಧಿಯನ್ನ ಪ್ರಚೋದಿಸುವವನು ಅವನೇ. ಹಾಗಾಗಿ ಈ ಜಗತ್ತನ್ನ ಸೃಷ್ಟಿಸುವುದು ನನ್ನ ಕಾರ್ಯ ಕರ್ತವ್ಯ, ಆದರೆ ಅದರ ಬಗ್ಗೆ ಯಾವುದೇ ಆಸಕ್ತಿಯನ್ನ ತಳೆಯದೇ ಇರುವಂಥದ್ದು ನನ್ನ ನಿರ್ಧಾರ ಅಂತ ಹೇಳಿ ಭಗವಂತ ಹೇಳ್ತಿರುವಂಥದ್ದು. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ರೆಂಬೆ ಮೂಲೆಯಲೊಂದು ಹಕ್ಕಿ ಹಾಡುವುದೊಲಿದು, ರೆಂಬೆ ಮೂಲೆಯಲೊಂದು ಹಕ್ಕಿ ಹಾಡುವುದೊಲಿದು,

ರೆಂಬೆಯ ಮೂಲೆಯಲ್ಲಿ ಒಂದು ಹಕ್ಕಿ ಹಾಡ್ತಾ ಇದೆ. ಅದರ ಇಂಚರೆಯ ಅದಕ್ಕೆ 101 ಪದಕ ಕೊಟ್ಟಂತೆ. ಯಾರಾದರೂ ಕೇಳಲಿ, ಯಾರಾದರೂ ಕೇಳದೇ ಇರಲಿ, ಅದರಿಂದ ಅದು ಬೇಜಾರು ಆಗೋದಿಲ್ಲ, ಸಂತೋಷನೂ ಪಡೋದಿಲ್ಲ. ಆದರೆ ಹಕ್ಕಿ ತನ್ನ ಪಾಡಿಗೆ ತಾನು ಹಾಡಿಕೊಂಡು ತೃಪ್ತಿಯನ್ನು ಪಡೆಯುತ್ತೆ. ಭಗವಂತ ಕೂಡ ಅಷ್ಟೇ. ಈ ಇಡೀ ಸೃಷ್ಟಿಯನ್ನು ಆತ ನಿರ್ಮಿಸಿದರೂ ಕೂಡ ಅದರ ಮೇಲೆ ಯಾವುದೇ ಆಸಕ್ತಿ ಇಲ್ಲದೆ ತನ್ನ ಪಾಡಿಗೆ ತಾನು ಆ ಸೃಷ್ಟಿಯ ಜೀವಿಗಳು ನಲಿಯಲಿ ಅಂತ ಹೇಳಿ ಬಿಟ್ಟಿದ್ದಾನೆ. ಅದರ ಸೂಕ್ಷ್ಮತೆಯನ್ನು ಅರಿಯಬೇಕಾಗಿರುವಂಥದ್ದೇ ನಮ್ಮ ಕಾರ್ಯಕರ್ತವ್ಯ. ನಮ್ಮ ಕಾರ್ಯಕರ್ಮಗಳೂ ಕೂಡ ಅದೇ ಹೌದು. ಹಾಗಾಗಿ ಅತ್ತ ಸೂಕ್ಷ್ಮವಾದ ಏನು ಬಂಧನದಿಂದ ನಾವು ಸೇರಿದ್ದೇವೆ ಭಗವಂತನ ಮೂಲಕ, ಆ ಸೂಕ್ಷ್ಮ ದಾರದ ಕಡೆಗೆ ನಮ್ಮ ಚಿತ್ತ ಹರಿದರೆ ನಮ್ಮ ಜೀವನವನ್ನು ಸಾಕ್ಷಾತ್ ಸಾರ್ಥಕತೆಯ ರೂಪಕ್ಕೆ ನಾವು ಸಾಗಿಸ್ಕೊಂಡು ಹೋಗ್ಬೋದು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಕೇಳುಗರೇ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ರವರು ನಡೆಸಿಕೊಟ್ಟ ಗೀತಸನದ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇದೀಗ ಮಹಿಳೆ ಕಾರ್ಯಕ್ರಮ ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿ ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆಯ ಕುರಿತು ಕೆಆರ್ ನಗರ ತಾಲೂಕಿನ ಸಾಲಿಗ್ರಾಮದ ಶ್ರೀಮತಿ ಲಾವಣ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮಿ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇ

ಎತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವ ಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಂತ ಪಾರ್ಲರನ್ನು ತೆರೆದು ಮಹಿಳಾ ಉದ್ಯಮಿಯಾಗಿ ಹೊರಹೊಮ್ಮಿ ಆರ್ಥಿಕವಾಗಿ ಸಬಲರಾಗಿರುವ ಕೆಆರ್ ನಗರ ತಾಲೂಕಿನ ಸಾಲಿಗ್ರಾಮದ ಶ್ರೀಮತಿ ಲಾವಣ್ಯರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರ ಸ್ವಉದ್ಯೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮ್ಯಾಮ್,
2: ಥ್ಯಾಂಕ್ ಯು ಮ್ಯಾಮ್.
1: ಸೊ, ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಮಾಡ್ತಾ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗುವಂತೆ ಕೆಲಸನ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಜನಧ್ವನಿ ಬಾನುಲಿ ಕೇಂದ್ರದ ಪರವಾಗಿ ಕೇಳುಗರ ಪರವಾಗಿ ಅಭಿನಂದನೆಗಳು ಮೇಡಮ್.
2: ಥ್ಯಾಂಕ್ ಯು ಮೇಡಮ್.

0: ಸಮೂಲ ತಾಯಿಯಲ್ಲಿಯವರು, ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಮೇಡಮ್.
1: ನನ್ನ ತಾಯಿ ಮನೆ ಹಾಸನ, ಹಾಸನಿಂದ ನಾನು ಸಾಲಿಗ್ರಾಮಕ್ಕೆ ಮದುವೆ ಆಗಿರೋದು. ಅಲ್ಲಿ 13 ವರ್ಷದಿಂದ ಹೌಸ್ ವೈಫ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನಾನು ಓದಿರೋದೆಲ್ಲ ಡಿಗ್ರಿ ಮತ್ತು ಪ್ಯಾರಾಮೆಡಿಕಲ್ ಹಾಸನಲ್ಲೇ ಮುಗಿಸಿರೋದು. ಅಲ್ಲಿಂದ ನನಗೆ ಯಾವುದೇ ರೀತಿ ಕೆಲಸಕ್ಕೆ ಹೋಗೋದು, ಮನೆ ಒತ್ತಡ ಸಮಸ್ಯೆಯಿಂದ ನನಗೆ ಹೋಗೋಕ್ಕಾಗಲಿಲ್ಲ. ಆಮೇಲೆ ನನ್ನ ಫ್ರೆಂಡು ಒಬ್ಬರು ಈ ಥರ SVMಯಿಂದ ಹುಣಸೂರಲ್ಲಿ ನಡೆಸ್ಕೊಡ್ತಿದ್ದಾರೆ ಬ್ಯೂಟಿಷಿಯನ್ ಕೋರ್ಸ್ ಅಂತ ಹೇಳಿದಾಗ ನಾನು ಬಂದು ನನಗೆ ಖುಷಿಯಾಯಿತು. ಅಂದರೆ ಮೊದಲಿಂದ ನನಗೆ ಇಂಟ್ರೆಸ್ಟ್ ಇತ್ತು ತುಂಬ, ಇದರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಇಂಟ್ರೆಸ್ಟ್ ಇತ್ತು. ಕೆಲವೊಂದು ಕಡೆ ಎಲ್ಲ ಕೇಳಿದೆ, ಬಟ್ ಇಲ್ಲಿಂದ ಈ ಸಂಸ್ಥೆಯಿಂದ ನನಗೆ ಅಮೌಂಟು ಹೊರಗಡೆ ಅಂದರೆ ಅಮೌಂಟ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೋಗಿರಲಿಲ್ಲ. ಇಲ್ಲಿ ಬಂದಾಗ ಕೇಳಿ ನೋಡಿದಾಗ ಇಲ್ಲಿ ಪರವಾಗಿಲ್ಲ ಅನ್ನಿಸ್ತು, ಬಂದು ಜಾಯ್ನ್ ಆದೆ.
0: ಕುಟುಂಬದಲ್ಲಿ ಯಾರ್ಯಾರು ಇದ್ರಿ ಮೇಡಮ್?
1: ನಾನು, ನನ್ನ ಹಸ್ಬೆಂಡ್ ಮತ್ತು ನಮ್ಮ ಪಾಪು ಇದ್ದಾರೆ.
0: ಮಗ ಏನು ಮಾಡ್ತಾ ಇದ್ದಾರೆ?
1: ಮಗ 7th ಓದ್ತಾ ಇದ್ದಾರೆ.
0: ಮನೆಯವ್ರು ಏನು ಮಾಡ್ತಾರೆ?
1: ಮನೆಯವ್ರು ಫಾರ್ಮರ್, ತೋಟ ನೋಡ್ಕೊಂಡಿದ್ದಾರೆ.
0: ಮಾತಾಡ್ತಾ ಹೇಳಿದ್ರಿ ಪ್ಯಾರಾಮೆಡಿಕಲ್ ಮಾಡಿದ್ದೀನಿ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಥರ ಉದ್ಯೋಗಕ್ಕೆ ನೀವು ಹೋಗಲಿಲ್ವಾ, ಹೇಗೆ ಮ್ಯಾಮ್?
1: ಇಲ್ಲ ಮ್ಯಾಮ್, ಅದು ಇಂಟ್ರೆಸ್ಟ್ ಇದೆ ಓದ್ದೆ, ಬಟ್ ಮದುವೆ ಆದಮೇಲೆ ಮನೇಲಿ ಕಳಿಸ್ಲಿಲ್ಲ, ಹಂಗಾಗಿ ಹೋಗೋಕ್ಕಾಗಲಿಲ್ಲ ಮ್ಯಾಮ್.
0: ಓಕೆ. ನಿಮ್ಮ ಕುಟುಂಬ ಅಥವಾ ನಿಮ್ಮ ಬಾಲ್ಯವನ್ನು ನೆನಪು ಮಾಡಿಕೊಂಡ್ರೆ?
1: ಮೊದಲಿಂದನೂ ಚಿಕ್ಕ ವಯಸ್ಸಿಂದನೂ ನನಗೆ ಈ ಥರ ಮೆಹಂದಿ ಹಾಕೋದು, ಸ್ಯಾರಿ ಹಾಕೋದು ಅದೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಆವಾಗೆಲ್ಲ ಮದುವೆಗಳಿಗೆಲ್ಲ ಸ್ವಲ್ಪ ನಾನೇ ಅಂದರೆ ಅಕ್ಕಂದ್ರ ಮದುವೆಗೆಲ್ಲ ನಾನೇ ರೆಡಿ ಮಾಡೋದು ಆ ಥರ ಎಲ್ಲ ಇತ್ತು. ಆಮೇಲೆ ಅದೇ ಓದೋದು, ಮದುವೆ ಇದೆಲ್ಲ ಆದಮೇಲೆ ಅವಕಾಶ ಸಿಕ್ಕಿರಲಿಲ್ಲ ಮ್ಯಾಮ್ ನನಗೆ, ತುಂಬ ಕನಸಿತ್ತು ಇದ್ರ ಬಗ್ಗೆ.
0: ಸೊ ಮದುವೆಯಾಗಿ 13 ವರ್ಷಗಳ ಕಾಲ ಮನೆಯಲ್ಲೇ ಹೌಸ್ ವೈಫ್ ಆಗಿ ಕಾಲ ಕಳೆದ್ರಿ. ಸೊ ತದನಂತರದಲ್ಲಿ ಈ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿ ಸಿಗ್ತಾ ಇದೆ ಅಂತ ಯಾರ ಮೂಲಕ ಗೊತ್ತಾಯಿತು ಮೇಡಮ್?
1: ನನ್ನ ಫ್ರೆಂಡು ಬಿಂದು ಅಂತ ಒಬ್ಬರು ಅಲ್ಲೇ ಹೋಗ್ತಾಯಿದ್ರು ಮ್ಯಾಮ್, ಅವ್ರ ಕಡೆಯಿಂದ ನನಗೆ ಗೊತ್ತಾಗಿದ್ದು.
0: ಎಷ್ಟು ತಿಂಗಳ ಒಂದು ತರಬೇತಿ ಆಗಿತ್ತು ನಿಮಗೆ?
1: ಇದು 3 ತರಬೇತಿ. ನಾನು ಡಿಸೆಂಬರ್ ಎಂಡಲ್ಲಿ ಜಾಯ್ನ್ ಆಗಿದ್ದು, ಜಾನ್ವರಿ ಫೆಬ್ರವರಿ ಮತ್ತು ಮಾರ್ಚ್ 3 ಕಂಪ್ಲೀಟ್ ಆಗಿದೆ ನಂದು. ಅಲ್ಲಿಂದ ಇವಾಗ 5 ಆಗಿದೆ ನಂದಾಗಿ. ಅಲ್ಲಿಂದ ಬೆಟರ್ ಮ್ಯಾಮ್ ಇಲ್ಲಿ ಅಲ್ಲಿ ಹೋದ್ಮೇಲೆ.
0: ಅಂದರೆ ಈಗ ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿದ್ದೆ ಅವಾಗ?
1: ಸ್ವಂತ ಅಂದರೆ ತಕ್ಷಣ ಮಾಡಿಬಿಟ್ಟೆ ಮ್ಯಾಮ್. 3 ಕಳೆದ ನಂತರ ಮಾರ್ಚಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು, ಮಾರ್ಚ್ ಎಂಡಿಂಗಲ್ಲೇ ಸ್ಟಾರ್ಟ್ ಮಾಡಿದ್ದು. ಅದು ಅಲ್ಲದೆ ನಾನು ಕೋರ್ಸ್ ಮಾಡಬೇಕಾದ್ರೇ ಮೆಹಂದಿ ಎಲ್ಲ ಹಾಕೋಕೆ ಹೋಗ್ತಾ ಇದ್ದೆ. 2 7,000 rupees ಆಗಿತ್ತು.
0: ಓಕೆ.
1: ಟ್ರೈನಿಂಗಲ್ಲೇ?
0: ಓಕೆ. ಹಾಗಿದ್ರೆ 3 ಒಂದು ತರಬೇತಿಯಲ್ಲಿ ನಿಮಗೆ ಏನೇನೆಲ್ಲ ತರಬೇತಿಗಳು ಸಿಗುತ್ತೆ ಮೇಡಮ್?
1: ಖಂಡಿತ, ಫೇಷಿಯಲ್ಲು ವಿತ್ ಸ್ಯಾರಿ ಡ್ರಾಪಿಂಗು, ಹೇರ್ ಕಟ್ಟಿಂಗು, ಐಬ್ರೋಸು ಈ ಥರ ಸುಮಾರು ಸಿಗುತ್ತೆ ಮ್ಯಾಮ್. ಬ್ರೈಡು, ಬ್ರೈಡಲ್ ಮೇಕಪ್ಪು, ಪೆಡಿಕ್ಯೂರ್, ಮೆನಿಕ್ಯೂರು ಈ ಥರ ಎಲ್ಲ ಸಿಗುತ್ತೆ ಮ್ಯಾಮ್.
0: ಅಂದರೆ 30?
1: ಹೌದು, 30 ಹೇಳ್ಕೊಡ್ತಾರೆ.
0: ಅಂದರೆ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮೋದಕ್ಕೆ ಆ 3 ತರಬೇತಿ ಅನುಕೂಲ ಆಗುತ್ತಾ ಮ್ಯಾಮ್?
1: ತುಂಬ ಮ್ಯಾಮ್ ಅನುಕೂಲ ಆಗಿದೆ. ಅಂದರೆ ಹೊರಗಡೆ ನಾವು ಕೇಳೋದಕ್ಕಿಂತ ಅಲ್ಲೆಲ್ಲ ತುಂಬಾ ದುಡ್ಡು ಕೊಟ್ಟಿನೂ ಕಲಿಯೋದು ಕಡಿಮೆ ಇರುತ್ತೆ ಮ್ಯಾಮ್. ಇಲ್ಲಿ 3 ತುಂಬಾ ಕಲ್ತ್ವಿ ಮ್ಯಾಮ್. ನಮಗೆ ಹೇಳ್ಕೊಟ್ಟ ಟೀಚರು ಸಹ ತುಂಬ ಹೇಳ್ಕೊಟ್ರು ಮ್ಯಾಮ್.
0: ಅಂದರೆ ನಿಮಗೆ ಕೈಗೆಟುಕೋ ದರದಲ್ಲಿ ಈ ಒಂದು ತರಬೇತಿ ಸಿಗುತ್ತೆ?
1: ಹೌದು ಮ್ಯಾಮ್, ಹೌದು ಮ್ಯಾಮ್. ತುಂಬ ಖುಷಿಯಾಗುತ್ತೆ ಇಷ್ಟೊಂದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಮಗೆ ಈ ಸಂಸ್ಥೆ ಕಡೆಯಿಂದ ನಮಗೆ ಒಂದು ಏನು ಹೇಳ್ಕೊಡ್ತಿದ್ದಾರೆ, ತುಂಬ ಖುಷಿಯಾಗುತ್ತೆ ಮ್ಯಾಮ್. ಎಲ್ರಿಗೂ ಆ ಥರ ಸಿಗಲ್ಲ ಈ ಸಂಸ್ಥೆಗೆ, ಅದಕ್ಕೊಂದು ಖುಷಿ, ನನಗೆ ಖುಷಿ ಇದೆ ಮ್ಯಾಮ್.
0: ಅಂದರೆ ಈಗ ಪ್ರಸ್ತುತ ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ ಮೇಡಮ್?
1: ಪ್ರಸ್ತುತ ತಿಂಗಳಿಗೆ 15-20 ಆಗುತ್ತೆ ಮ್ಯಾಮ್ ನನಗೆ. ಅಂದರೆ ಓನಾಗಿ ಇಟ್ಕೊಂಡಿರೋದ್ರಿಂದ ಬಾಡಿಗೆ ಪರ್ಪಸ್ ಏನೂ ಇರಲ್ಲ ಇವಾಗ. ಅಂದರೆ ನನ್ನನ್ನು ಗುರುತಿಸ್ತಿದ್ರೆ ಮ್ಯಾಮ್.
0: ಅಂದರೆ ಏನೆಲ್ಲ ಸರ್ವಿಸ್ನ ನೀವು ಜನಗಳಿಗೆ ಕೊಡ್ತಾ ಇದ್ದೀರಿ ಇವಾಗ?
1: ಹಾಂ ಮ್ಯಾಮ್, ಮೆಹಂದಿ ಹಾಕ್ಕೊಡ್ತೀನಿ, ನೆಕ್ಸ್ಟು ಫೇಷಿಯಲ್ಲು, ಮನೇಲೆ ಫೇಷಿಯಲ್ಲು, ವ್ಯಾಕ್ಸು, ಇನ್ನು ಹೊರಗಡೆ ಮೇಕಪ್ಪು ಇದೆಲ್ಲ ಕೊಡ್ತೀವಿ ಮ್ಯಾಮ್. ಪೆಡಿಕ್ಯೂರ್, ಮೆನಿಕ್ಯೂರ್ ಪ್ರತಿಯೊಂದು ಮಾಡಿಕೊಡ್ತೀವಿ ಮ್ಯಾಮ್. ಈಗ ಆ್ಯಕ್ಚುಲಿ ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ನನ್ನದು ಮುಗ್ದಿತ್ತು. ಅಲ್ಲಿ 500 ನಾನು ದುಡ್ಡು ಕಟ್ಟಬೇಕಾಗಿತ್ತು, ಅದನ್ನು ನನ್ನ ಹತ್ರ ಅಮೌಂಟ್ ಇರಲಿಲ್ಲ, ಯಾಕೆಂದರೆ ಮನೇಲಿ ಕೊಡ್ತಾ ಇರಲಿಲ್ಲ. ಹಂಗಾಗಿ ನಾನು ಓನಾಗೆ ಕಟ್ಕೊಬೇಕಾಗಿತ್ತು. ಫಸ್ಟು ರಾಜ ಸರ್ಗೆ ಹೇಳಿ 2,000 ಪೇ ಮಾಡಿದ್ದೆ. ಅದಾದಮೇಲೆ ನಾನು 2 ಮಾಡ್ತಾ ಮಾಡ್ತಾ 7,000 ದುಡ್ಡೆ. ಅದರಿಂದನೇ ನಾನು ಅದರ ಸಂಸ್ಥೆಗೆ ನಾನು ಕಲಿಯೋಕ್ಕೆ ಅನುಕೂಲ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಮ್ಯಾಮ್. ಫಸ್ಟು ಕೋನ್ ಮೆಹಂದಿಯಿಂದ ಸ್ಟಾರ್ಟ್ ಆಗಿದ್ದು, ಆಮೇಲೆ ಆರ್ಡ್ರುಗಳು ಸಿಕ್ತು. ಅದಾದಮೇಲೆ ಒಂದೊಂದೇ ಐಟಮ್ನ ನಾನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ದುಡ್ಡು ಹೇಗಾಗ್ತೋ ಆಗ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಲಾಸ್ಟ್ ಇದೆಲ್ಲ ಮುಗಿದ್ಮೇಲೆ ಒಂದ್ಸಲ ನಾನು ಗೋಲ್ಡ್ ಇನ್ವೆಸ್ಟ್ ಮಾಡಿ ನಾನು 130,000 ಬಂಡವಾಳ ಹಾಕಿದ್ದು ನಾನು. ಇವಾಗ ಪರವಾಗಿಲ್ಲ, 50,000-60,000 ಇನ್ಕಮ್ ಆಗಿದೆ ಮ್ಯಾಮ್. ಖರ್ಚು ಎಲ್ಲ ಕಳೆದು 50-60,000 ಇನ್ಕಮ್ ಆಗಿದೆ. ಮನೆಗೂ ಹೆಲ್ಪ್ ಮಾಡಿದ್ದೀನಿ ಮ್ಯಾಮ್, ಮನೆಯವ್ರಿಗೂ ಕೊಡ್ತೀನಿ, ಖುಷಿ ಪಡ್ತಾರೆ ಇವಾಗ, ಪರವಾಗಿಲ್ಲ.

0: ಫಸ್ಟ್ ಎಲ್ಲ ಬೇಡ ಬಿಟ್ಬಿಡು ಅಂತಾನೆ ಹೇಳ್ತಾ ಇದ್ರು, ಬಿಡಲ್ಲ ಅಂತ ನಾನು ಅವಾಗ ಹಠ ಮಾಡಿದೆ. ಇವಾಗ ಸುಮ್ಮನೆ ಆಗ್ತಾರೆ ಮ್ಯಾಮ್, ಏನಿಲ್ಲ.
1: 3 ತಿಂಗಳ ಒಂದು ತರಬೇತಿಯಲ್ಲಿ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮಕ್ಕ ಅವಕಾಶ ಆಯಿತು ಅಂತ ಹೇಳಿದ್ರು
0: ಮ್ಯಾಮ್.
1: ಸೊ ತದನಂತರದಲ್ಲಿ ನಿಮ್ಗೆ ಇನ್ ಯಾವುದೇ ರೀತಿ ತರಬೇತಿಗಳು ಅಥವಾ ಅದು ಬೇಕು ಅಂತ ಅನ್ನಿಸ್ಲಿಲ್ವಾ ನಿಮಗೆ?
0: ಇಲ್ಲ ಮ್ಯಾಮ್, ಈಗ ಮಾಸ್ಟರ್ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮ್ಯಾಮ್. ಯಾಕಂದರೆ ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ಇಲ್ಲಾಂದರೆ ನೈಲ್ ಹೈಟ್ಸು ಕೆಲವೊಂದೆಲ್ಲ ಹೇಳ್ಕೊಟ್ಟಿಲ್ಲ, ಅದನ್ನೆಲ್ಲ ಕಲಿಲೇಬೇಕು ಮೇಡಮ್. ಈಗ ಮೆಹಂದಿ ಹಾಕೋಕ್ಕೋದ್ರೆ ನೈಲ್ ಹೈಟ್ ಕೇಳ್ತಾರೆ, ಅದು ಕಲಿಬೇಕು ಮೇಡಮ್. ನಾನಿನ್ನ ನೆಕ್ಸ್ಟ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆಲ್ಲ.
1: ಓಕೆ, ಈಗ ಈ 3 ತಿಂಗಳ ಒಂದು ತರಬೇತಿಯಲ್ಲಿ ನಿಮ್ಮ ಒಂದು ಸ್ವ ಉದ್ಯೋಗಿ ಆಗೋದಕ್ಕೆ ಎಷ್ಟು ಅವಕಾಶ ಆಯಿತು, ಹಾಗೆ ಸ್ವ ಬೆಳವಣಿಗೆ ಆಗೋದಕ್ಕೂ ನಿಮಗೆ ಒಂದು ತರಬೇತಿಗಳನ್ನು ಕೊಡ್ತಾರೆ. ಸೊ ಅದ್ರ ಬಗ್ಗೆ ನೀವು ಹಂಚ್ಕೊಳ್ಳೋದಾದ್ರೆ ಮೇಡಮ್.
0: ಹಾಂ ಮ್ಯಾಮ್, ಇದರಲ್ಲಿ ಇನ್ಸ್ಪೈರ್ ಅಂದರೆ ರವಿ ಸರು, ರಾಜ ಸರ್ ಹೇಳಿದರು, ತುಂಬ ಅಂದರೆ ಮೋಟಿವೇಟ್ ಆಗಿದ್ದರು. ಈ ಥರ ಮಾಡೋದು ಈಗ ಕಷ್ಟ ಅಂದ್ರೆ ಎಲ್ಲರಿಗೂ ಇರುತ್ತೆ. ಸೊ ತುಂಬ ಮೋಟಿವೇಟ್ ಮಾಡಿದ್ರು ಮ್ಯಾಮ್, ಅದೊಂದು ಖುಷಿ ಪಡ್ತೀನಿ ನಾನು.
1: ಬೇರೆಯವರಿಗೆ ಏನಾದರೂ ನೀವು ಈ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀರಾ ಹೇಗೆ ಮೇಡಮ್, ಬ್ಯೂಟಿಷಿಯನ್ ತರಬೇತಿನ?
0: ಇಲ್ಲ ಮ್ಯಾಮ್, ಕೊಡು ಅಂದರೆ ಕೇಳ್ತಾ ಇದ್ದಾರೆ ಮೇಡಮ್, ಕೊಡಿ ಕ್ಲಾಸಸ್ ನಡೆಸ್ಕೊಡಿ ಅಂತ ಕೇಳಿದ್ದಾರೆ. ಆ ಪ್ಲ್ಯಾನ್ ಸದ್ಯಕ್ಕಿಲ್ಲ ಮ್ಯಾಮ್, 1 ಇಯರ್ ಆದಮೇಲೆ ನೋಡೋಣ ಅಂತ ಸುಮ್ಮನೆ ಇದ್ದೀನಿ.
1: ಓಕೆ, ಈ ವೃತ್ತಿಗೆ ಬರೋಕ್ಕೂ ಮುಂಚೆ ಏನು ಮಾಡ್ತಾ ಇದ್ರಿ ಮೇಡಮ್?
0: ಹೌಸ್ ವೈಫ್ ಮ್ಯಾಮ್.
1: ಹೌಸ್ ವೈಫ್. ಹೇಗನ್ಸುತ್ತೆ ಈಗ ಮನೆಯಲ್ಲಿ ಗಂಡ ಮಕ್ಕಳು ಸಂಸಾರ ಅಂತ ಇದ್ದಂಥವ್ರು ಇವಾಗ ಒಂದು 4 ಸಂಪಾದನೆ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಕುಟುಂಬಕ್ಕೆ ನೆರವು ಆಗ್ತಾ ಇರುವಂಥದ್ದು ಎಷ್ಟು ಖುಷಿಯನ್ನು ತಂದಿದೆ?
0: ತುಂಬ ಖುಷಿ ಆಗುತ್ತೆ ಮ್ಯಾಮ್, ಯಾಕೆಂದರೆ ಎಲ್ಲದೂ ಡಿಪೆಂಡ್ ಅಪ್ ಹಸ್ಬೆಂಡ್ ಆಗಿರುತ್ತೆ. ಅದು 10 ರೂಪಾಯಿ ಕೇಳಬೇಕು ಅಂದ್ರೂ ನಾನು ಹಸ್ಬೆಂಡ್ನೇ ಕೇಳಬೇಕಾಗಿತ್ತು, ಅವ್ರು ಕೊಟ್ಟರೆ ಕೊಡ್ತಾಯಿದ್ರು ಇಲ್ಲಾಂದ್ರೆ ಇಲ್ಲ. ಅದು ಸ್ವಲ್ಪ ಪೈನ್ ಆಗ್ತಿತ್ತು. ಈಗ ಯೋಚನೆ ಮಾಡಿ ಮಾಡಿ ನಾನು ಸ್ವಲ್ಪ ಡಿಪ್ರೆಷನ್ಗೆ ಹೊರಟೋಗಿದ್ದೆ ಅಂತ ಹೇಳ್ಕೊತೀನಿ. ಯಾಕೆ ಅಂದರೆ ಎಲ್ಲದಕ್ಕೂ ಅವ್ರನ್ನೇ ಕೇಳಬೇಕು, ಹೊರಗಡೆ ಹೋಗೋಕ್ಕೆ ಕೇಳಬೇಕು, ನಮ್ದು ಏನು ಸ್ವಾತಂತ್ರ್ಯನೇ ಇಲ್ಲ ಅನ್ನೋ ಥರದಲ್ಲಿ ಇದ್ದಿದ್ದು ನಾನು. ಅದಾದಮೇಲೆ ಇದಕ್ಕೇನು ಜಾಯ್ನ್ ಆದೆ, ಇದು ಏನು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದೆ, ಆವಾಗಿಂದ ಸ್ವಾಭಿಮಾನ ಅನ್ನೋದೊಂದು ಬಂದಿದೆ ನನ್ನಲ್ಲಿ. ಬೇರೆಯವ್ರಿಗೆ ಹೇಳ್ತೀನಿ ಮ್ಯಾಮ್, ಮನೇಲಿ ಯಾರು ಕೂರ್ಬೇಡಿ ಹೋಗಿ ಹೊರಗಡೆ, ಆ ಥರ ಹೇಳ್ತೀನಿ ಮ್ಯಾಮ್. ನನಗೆ ಅಪ್ರಿಷಿಯೇಟ್, ನನಗೆ ನನ್ನ ಮೇಲೆ ಅಪ್ರಿಷಿಯೇಟ್ ಫೀಲ್ ಆಗುತ್ತೆ ಮ್ಯಾಮ್. ಆಮೇಲೆ ಎಲ್ಲರೂ ಒಂಥರ ಗೌರವ ಕೊಡೋದಾಗಲಿ, ಮೇಡಮ್ ಅಂತ ಕರೆಯೋದಾಗಲಿ, ಇದೆಲ್ಲ ಒಂಥರ ಖುಷಿ ಬರುತ್ತೆ ಮ್ಯಾಮ್ ನನಗೆ.
1: ಅಂದರೆ ಇವಾಗ ನೀವು ಓದಿದ್ದು ಪ್ಯಾರಾಮೆಡಿಕಲ್ ಅಂತ ಹೇಳಿದ್ರಿ, ಅಂದರೆ ಫ್ಯಾಷನ್, ನಿಮಗೆ ಅದು ಓದಬೇಕು ಅಂತಲೇ ಓದಿದ್ರಿ. ಸೊ ತದನಂತರದಲ್ಲಿ ಮನೆಯಷ್ಟೇ ಇರಬೇಕು ಅಂತಂದ್ರೆ ಅದನ್ನು ಹೇಗೆ ಅಕ್ಸೆಪ್ಟ್ ಮಾಡಿದ್ರಿ ಮೇಡಮ್?
0: ತುಂಬ ಕಷ್ಟ ಆಯಿತು ಮ್ಯಾಮ್. ಸಡನ್ಲಿ ಅದು ಪ್ಯಾರಾಮೆಡಿಕಲ್ ಮುಗಿದ ತಕ್ಷಣವೇ ಸಡನ್ಲಿ ಮದುವೆ ಫಿಕ್ಸ್ ಆಯಿತು. ಆಮೇಲೆ ಇಲ್ಲಿ ಬಂದು ರಿಕ್ವೆಸ್ಟ್ ಮಾಡಿದೆ, ನಾನು ಹೊರಗಡೆ ಕೆಲಸಕ್ಕೆ ಹೋಗ್ತೀನಿ ಅಂತ, ಕಳಿಸ್ಲಿಲ್ಲ. ಮನೆ ಆಯಿತು, ಕೆಲಸ ಆಯಿತು, ಮಗು ಆಯಿತು, ಇಷ್ಟೇ ನೋಡಿಕೊಂಡು ಇಷ್ಟೇ ಜೀವನ ಅಂದ್ಕೊಂಡಿದ್ದವಳು ನಾನು. ಇವಾಗ ತುಂಬಾ ಖುಷಿಯಾಗುತ್ತೆ ಮ್ಯಾಮ್, ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ.
1: ಅಂದರೆ ಬ್ಯೂಟಿಷಿಯನ್ ತಗೊಳ್ಳೇಬೇಕು ಅಂತ ಯಾಕೆ ಕನಸು ಬಂತು?
0: ಕಾರಣ ಅಂದರೆ ಇಷ್ಟೇ ಮ್ಯಾಮ್, ಏನಿಲ್ಲ ಮ್ಯಾಮ್. ನನಗೆ ಹಸ್ಬೆಂಡ್ ಕಡೆಯಿಂದ ಸಪೋರ್ಟ್ವಿನೆಸ್ ಆಗಲಿ ಮತ್ತೊಂದಾಗಲಿ ಎಲ್ಲ ಕಡಿಮೆನೆ. ಇವಾಗ ಅಮೌಂಟಿಂದ ಅಂತ ಅಲ್ಲ, ನಾನು ಏನೇ ಮಾಡ್ತೀನಿ ಅಂದರೂ ಸಪೋರ್ಟ್ ಮಾಡಲ್ಲ ಅವರು. ಆಯ್ತು, ನಿನ್ನ ಮಾಡ್ಕೊ, ನಿಂದೇನಿದೆ ಅದು ಮಾಡ್ಕೊ ಅಂತ ಹೇಳ್ತಾರೆ. ಸೊ ಹಂಗಾಗಿ ಸ್ವಲ್ಪ ಬೇಜಾರಾಗಿ ನಾನು ಹೋಗಲೇಬೇಕು ಅಂತ, ಏನಾದರೂ ಮಾಡಬೇಕು ಅಂತ ಮನಸ್ಸಲ್ಲಿ ಗಾಢವಾಗಿ ಅನಿಸ್ತು. ಆಮೇಲೆ ಬ್ಯೂಟಿಷಿಯನ್ನು ಅಂದರೆ ನನ್ನ ಒಬ್ಬ ಅಣ್ಣ ಇದ್ದಾರೆ, ಅವರು ಹೇಳ್ಕೊಟ್ಟಿದ್ದು ನನಗೆ ಬ್ಯೂಟಿಷಿಯನ್ ಕಲಿ, ಅದರಲ್ಲಿ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಅಂತ. ಹಾಸನಲ್ಲಿ ವಿಚಾರಿಸ್ತೆ, ಮೈಸೂರಲ್ಲಿ ವಿಚಾರಿಸ್ತೆ, ಎಲ್ಲ ಅಮೌಂಟ್ ಜಾಸ್ತಿ ಮ್ಯಾಮ್, ಅಲ್ಲಿ 1,85,000 ಆ ಥರನೇ ಹೇಳ್ತಾಯಿದ್ರು. ಲಾಸ್ಟಲ್ಲಿ ನನ್ನ ಫ್ರೆಂಡು ಒಬ್ಬರು ಬಿಳಿಕೆರೆಯವರು ರಶ್ಮಿ ಅಂತ ಒಬ್ಬರಿದ್ದಾರೆ, ಅವ್ರು ಹೇಳಿದ್ದು ನಾವು ಅಲ್ಲೇ ಓದ್ತಾ ಇದ್ದೀವಿ, ಕಲಿತಾ ಇದ್ದೀವಿ, ಬಂದು ಜಾಯ್ನ್ ಆಗಿದ್ರೆ ಹಾಗೆ ಅಂತ. ಆವಾಗ ಹುಣಸೂರಿಗೆ ಬಂದು ಕೇಳಿಕೊಂಡು ವಿಚಾರಿಸ್ಕೊಂಡು ಜಾಯ್ನ್ ಆದೆ ಮೇಡಮ್ ಅಲ್ಲಿ.
1: ಹೌದು, ಹೆಣ್ಮಕ್ಳೆ ಕಲಿಯುವಂಥ ಜಾಗ.
0: ಹೌದು,
1: ಏನೆಲ್ಲ
0: ಸೇಫ್ಟಿ ತುಂಬ ಚೆನ್ನಾಗಿ ಸೇಫ್ಟಿ ಇತ್ತು ಮ್ಯಾಮ್. ಅಂದರೆ ಜೆಂಟ್ಸ್ ಎಲ್ಲ ಒಳಗಡೆ ಬರೋಂಗಿಲ್ಲ, ಈವನ್ ನಮ್ಮ ಹಸ್ಬೆಂಡ್ ಕೂಡ ಕೇಳ್ಕೊಂಡು ಬರಬೇಕಿತ್ತು ಅಂತ ಇತ್ತು. ತುಂಬ ಚೆನ್ನಾಗಿ ಹೇಳ್ಕೊಟ್ರು ಕೂಡ ಸರ್ ಎಲ್ಲ. ಹೆಣ್ಮಕ್ಳು ಅಂತ ಏನು ಇದು ಮಾಡ್ತಾರೆ, ಸರ್ ಎಲ್ಲ ತುಂಬಾ ಅಂದರೆ ಗೌರವ ಕೊಡೋದಾಗಲಿ, ಒಂದು ಸೇಫ್ಟಿ ಮಾಡೋದಾಗಲಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ಮ್ಯಾಮ್.
1: ಬ್ಯೂಟಿಷಿಯನ್ ತರಬೇತಿ ಪಡ್ಕೊಳ್ಳೋದಕ್ಕೂ ಮುಂಚೆ ಆರ್ಥಿಕವಾಗಿ ಎಷ್ಟು ಸಬಲರಾಗಿದ್ರಿ, ಈಗ ಬಂದು ಅಂದರೆ ಒಂದು ಸ್ವ ಉದ್ಯೋಗನ ಆರಂಭ ಮಾಡಿದ್ರಿ, ಈಗ ಎಷ್ಟು ಸಬಲರಾಗಿದ್ದೀರಿ, ಈ ವೃತ್ತಿ ನಿಮಗೆ ಎಷ್ಟು ಸಂತೃಪ್ತಿಯನ್ನು ತಂದಿದೆ ಮ್ಯಾಮ್?
0: ಖಂಡಿತ, ನಾನು ಎಲ್ಲದಕ್ಕೂ ಅಪ್ಪನ ಮೇಲೆ ಡಿಪೆಂಡ್ ಆಗಿದ್ದೆ. ಅಂದರೆ ಹಸ್ಬೆಂಡ್ ಕೊಡ್ತಾ ಇರಲಿಲ್ಲಲ್ಲ, ಹಂಗಾಗಿ ಅಪ್ಪನ ಮೇಲೆ ಡಿಪೆಂಡ್ ಆಗಿದ್ದೆ. ಅವ್ರಿಗೂ ವಯಸ್ಸಾಯ್ತಲ್ವ, ಏಜ್ ಆಗ್ತಾ ಆಗ್ತಾ ಅವ್ರಿಗೂ ಹಾಸ್ಪಿಟ್ಲು ಅದು ಇದು, ಮತ್ತು ನಾನು ಕೇಳೋಕ್ಕೆ ಮನಸ್ಸಾಗಲಿಲ್ಲ. ಇವಾಗ ಅಂದರೆ ಅಪ್ಪಂದು ಏನೇ ಇದ್ರು ಹಾಸ್ಪಿಟ್ಲ್ ಖರ್ಚಾಗಲಿ, ಇಲ್ಲ ನನ್ನ ಮಗನ ಖರ್ಚಾಗಲಿ, ನಂದು ಓನ್ ಖರ್ಚಾಗಲಿ, ಮನೆ ನಡೆಸೋದಾಗಲಿ, ನಾನು ಯಾರ ಹತ್ರನೂ ಕೈ ಚಾಚ್ತಲ್ಲ ಮ್ಯಾಮ್, ಓನಾಗೆಲ್ಲ ಮಾಡ್ಕೊತೀನಿ ಮ್ಯಾಮ್ ಇವಾಗ. ಅದೊಂದು ತುಂಬ ಖುಷಿ ಇದೆ ಮ್ಯಾಮ್ ನನಗೆ.
1: ಸೊ ಈ ಬ್ಯೂಟಿಷಿಯನ್ ವೃತ್ತಿಯ ಜೊತೆಗೆ ಮನೆಯ ನಿರ್ವಹಣೆಯನ್ನು ಸಹ ಮಾಡಬೇಕು. ಸೊ ಏನೆಲ್ಲ ಚಾಲೆಂಜಸ್ ಎದುರಾಗುತ್ತೆ ಮೇಡಮ್, ಹೇಗೆ ನಿಭಾಯಿಸ್ತಾ ಇದ್ದೀರಿ ಇದೆಲ್ಲ?
0: ಸಮಟೈಮ್ಸ್ ನನ್ನ ಯಜಮಾನ್ರೆ ಸಾಲ ಕೇಳ್ತಾರೆ ಮ್ಯಾಮ್, ಕೊಡ್ತಾ ಇದ್ದೀನಿ, ಕೇಳ್ತಾರೆ ಕೊಡ್ತೀನಿ ಮ್ಯಾಮ್, ಕೊಡ್ತೀನಿ ಇದ್ದಾಗ ಕೊಡ್ತೀನಿ, ಇಸ್ಕೊತೀನಿ ಕೊಟ್ಟು.

0: ಸಾಲ ಅಂತ ಕೊಡ್ತೀನಿ ಮೇಡಮ್. ಯಾಕೆ ಅಂದರೆ ಅವರು ನನಗೆ ಸಾಲ ಅಂತ ಕೊಡ್ತಾ ಇದ್ರು, ನಾನು ಸಾಲ ಅಂತಲೇ ಕೊಡ್ತೀನಿ ಮೇಡಮ್.
1: ಓಕೆ,
0: ಅದನ್ನು ಖುಷಿ ಆಗುತ್ತೆ.
1: ಸೊ ಕಾಲಚಕ್ರ ಹೀಗೆ ಇರುತ್ತೆ. ಹೌದಲ್ಲ,
0: ಹೆಣ್ಮಕ್ಳೆಲ್ಲ ಮನೇಲೇ ಇರಬೇಕು, ಅಡುಗೆ ಮಾಡಬೇಕು, ಮಕ್ಕಳು ನೋಡ್ಕೋಬೇಕು, ಆ ಥರ ರಿಸ್ಟ್ರಿಕ್ಷನ್ ಇದ್ದಿದ್ದ ಮನೆ ನಮ್ಮದು. ನಮ್ಮ ಮನೆಯವರೆಲ್ಲ ಹೊರಗಡೆ ಬಿಡೋ ಅಂದರೆ ಅದೊಂದು ಮನೆತನ ಅಂದರೆ ಫ್ಯಾಮಿಲಿ ಒಂದು ನೇಮ್ ಇತ್ತು ಮ್ಯಾಮ್ ನಮ್ಮ ಮನೆಗೆ. ಹಾಗಾಗಿ ಹೊರಗಡೆ ಕಳ್ಸೋಕ್ಕೆ ಸ್ವಲ್ಪ ಇಂಜರ್ ಇತ್ತಾ ಇದ್ರು. ಈಗ ಆ ಫ್ಯಾಮಿಲಿಲಿ ಹೊರಗಡೆ ಬಂದು ವರ್ಕ್ ಮಾಡ್ತಿರೋದು ನಾನೇ ಫಸ್ಟ್ ಮ್ಯಾಮ್.
1: ಬ್ಯೂಟಿಷಿಯನ್ ಜೊತೆಗೆ ಏನೆಲ್ಲ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ರಿ ಮೇಡಮ್? ಬೇರೆ ಏನು ಏನಿಲ್ವಾ?
0: ಇಲ್ಲ, ಬ್ಯೂಟಿಷಿಯನ್ ಅಷ್ಟೇ. ಇನ್ನು ಇವಾಗ ಟೈಲರಿಂಗ್ ಇವಾಗ ಅಮೌಂಟ್ ಕಟ್ಟಿದ್ದೀನಿ ಮ್ಯಾಮ್, ಅದಕ್ಕೊಂದು ಹೋಗ್ತಾ ಇದ್ದೀನಿ, ಕಲಿತಾ ಇದ್ದೀನಿ.
1: ಓಕೆ, ನಾರ್ಮಲ್ ಕಲಿತಾ ಇದ್ದೀರಾ?
0: ಟೂ ಇನ್ ಒನ್ ಆದರೆ ಇವಾಗ ಸೀಸನ್ ಇದ್ದಾಗ ಮೇಕಪ್ ಕ್ಲಾಸ್ ಆಗುತ್ತೆ, ಇಲ್ಲಾಂದರೆ ಟೈಲರಿಂಗ್ ಕ್ಲಾಸ್ ಆಗುತ್ತೆ ಅಂತೇಳಿ ಸಾಲಿಗ್ರಾಮದಲ್ಲೇ ಕಲಿತಾ ಇದ್ದೀನಿ ಮೇಡಮ್. ಇಲ್ಲಿ ಸಂಸ್ಥೆಯಲ್ಲಿ ಅದೇ 1 ಇಯರ್ ಆಗುತ್ತೆ ಅನ್ಕ ಕೊಡಲ್ಲ ಅಂತ ಹೇಳಿದ್ರಲ್ಲ, ಹಂಗಾಗಿ ಅಲ್ಲೇ ಜಾಯ್ನ್ ಆಗಿದ್ದೀನಿ.
1: ತರಬೇತಿ ಪಡಿಬೇಕಾದ್ರೆ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ಮೇಡಮ್?
0: ಫಸ್ಟ್ ಬಸ್ ರೂಟ್ ಮೇಡಮ್, ನನಗೆ ಅಲ್ಲಿಂದ 2 hours ಆಗ್ತಿತ್ತು ಮ್ಯಾಮ್. ಕೆ ಆರ್ ನಗರ ಹೋಗಿ ಸಾಲಿಗ್ರಾಮ್ ಹೋಗಬೇಕು, ಬಸ್ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ, ನೈಟ್ ಆಗ್ತಿತ್ತು. ಬೆಳಗ್ಗೆ 7:30 ಮನೆ ಬಿಟ್ಟರೆ ರಾತ್ರಿ 7:30 ಹೋಗ್ತಾ ಇದ್ದಿದ್ದು ನಾನು. ಅಂದರೆ ಪಾಪು ಇರಲಿಲ್ಲ, ಅದೊಂದು ಬೆನಿಫಿಟ್ ಆಗ್ತು ಮೇಡಮ್. ಎಲ್ಲ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅವ್ರು ಏನು ಹೇಳ್ತಾರೆ ಎಲ್ಲ ಮಾಡ್ಕೊಂಡು ಬರಬೇಕಾಗಿತ್ತು. ಸಮಟೈಮ್ಸ್ ಜಗಳ ಮಾಡ್ತಾಯಿದ್ರು, ತಲೆ ಕೆಡಿಸ್ಕೊತಿರ್ಲಿಲ್ಲ. ಮನಸ್ಸಲ್ಲ ಗಾಢವಾಗಿ ಕೂತ್ಬಿಟ್ಟಿತ್ತು, ನಾನು ಕಲಿಲೇಬೇಕು, ನಾನು ಏನಾದರೂ ಅಚೀವ್ ಮಾಡಬೇಕು ಅನ್ನೋದೊಂದು ಮನಸ್ಸಲ್ಲಿ ಗಾಢವಾಗಿ ಇಟ್ಕೊಂಡಿದ್ದೆ.
1: ಅಂದರೆ ಇವಾಗೆಲ್ಲ ನಿಮ್ಗೆ ಇದು ಅಭ್ಯಾಸ ಇತ್ತಾ, ಬ್ಯೂಟಿಷಿಯನ್ದು ಏನು ಕಷ್ಟ ಅನಿಸ್ಲಿಲ್ವ ತರಬೇತಿ ಇಲ್ಲೆಲ್ಲೂ ನಿಮ್ಗೆ?
0: ಇಲ್ಲ ಮ್ಯಾಮ್, ನಾನು ಖುಷಿ ಖುಷಿಯಾಗೇ ಮಾಡಿದ್ದೀನಿ. ಅಂದರೆ ಮಿಡ್ಲಲ್ಲಿ ಅಪ್ಪ ಸ್ವಲ್ಪ ಹುಷಾರು ತಪ್ಪಿದ್ರು, ಆವಾಗ ಹೇರ್ ಸ್ಟೈಲ್ ಕ್ಲಾಸು ಹೇರ್ ಕಟಿಂಗ್ ಕ್ಲಾಸು ಸ್ವಲ್ಪ ಮಿಸ್ ಆಯಿತು, ಮತ್ತೆ ರಿಕವರ್ ಮಾಡ್ಕೊಂಡೆ ಮೇಡಮ್.
1: ಸೊ ಫೈನಲಿ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮಿದ್ರಿ. ಸೊ ಏನೆಲ್ಲ ಚಾಲೆಂಜಸ್ ತರಬೇತಿಯಲ್ಲಿತ್ತು ಅಂತ, ಈಗ ಸ್ವಂತ ಒಂದು ಉದ್ಯೋಗವನ್ನು ಆರಂಭ ಮಾಡಿದ್ರಿ, ಈಗ ಕಾಂಪಿಟೇಷನ್ ಯುಗ. ಸೊ ಎಲ್ಲಂದ್ರಲ್ಲಿ ಬ್ಯೂಟಿ ಪಾರ್ಲರ್ ಇದೆ, ಸೊ ಎಲ್ಲಂದ್ರಲ್ಲಿ ಬ್ಯೂಟಿಷಿಯನ್ ತರಬೇತಿಗಳು ಸಿಗ್ತಾ ಇದೆ. ಸೊ ಈ ಇದರಲ್ಲಿ ಸೊ ನಿಮ್ಮನ್ನೇ ಒಂದು ಬ್ಯೂಟಿಷಿಯನ್ನ ಆಯ್ಕೆ ಮಾಡಬೇಕು ಅಂತಂದರೆ ಏನೆಲ್ಲ ಒಂದು ಹೊಸತನವನ್ನು ನೀವು ಅಳವಡಿಸ್ಕೊಂಡಿದ್ರಿ, ಅಥವಾ ಯಾಕೆ ನಿಮ್ಮನ್ನೇ ಆಯ್ಕೆ ಮಾಡಬೇಕು ಅನ್ನೋದನ್ನು ಹೇಳ್ಬೋದಾ ಮ್ಯಾಮ್?
0: ಓಕೆ, ಅಂದರೆ ಮೊದಲು ಇಲ್ಲಿ ಮಾತು ಕಲ್ತಿರಬೇಕು, ಆಮೇಲೆ ಕಸ್ಟಮರ್ನ ಹೇಗೆ ಮಾತಾಡಿಸ್ಬೇಕು, ಯಾವ ರೀತಿ ನಮ್ಮನ್ನ ಅವ್ರನ್ನ ಅಟ್ರ್ಯಾಕ್ಟ್ ಮಾಡಬೇಕು, ಯಾವ ರೀತಿ ನಾವು ಅವ್ರನ್ನ ಗೌರವ ಕೊಡ್ತೀವಿ, ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಮೇಡಮ್. ಒಂದು ನನಗೆ ಅನಲೈಸ್ ಆಗಿರೋ ಪ್ರಕಾರ ನಾವು ಹೇಗೆ ಮಾತಾಡ್ತೀವಿ ಅದ್ರ ಮೇಲೆ ಅವ್ರು ಇದು ಮಾಡ್ತಾರೆ. ಆಮೇಲೆ ನಾವು ಯಾವ ಥರ ಮೇಕಪ್ ಮಾಡ್ತೀವಿ ಅದನ್ನ ನೋಡ್ತಾರೆ ಮೇಡಮ್. ಫಿನಿಷಿಂಗ್ ಇರುತ್ತಾ, ಹೇಗೆ ಮಾಡ್ತಾರೆ ಆ ಥರನೂ ನೋಡ್ತಾರೆ, ಅದನ್ನೆಲ್ಲ ಇನ್ಕ್ಲೂಡ್ ಮಾಡಬೇಕಾಗುತ್ತೆ.
1: ಓಕೆ, ಇವಾಗ ಪ್ರಸ್ತುತ ಏನೆಲ್ಲ ಜನಗಳಿಗೆ ನೀವು ಸರ್ವಿಸ್ ಕೊಡ್ತಾ ಇದ್ದೀರಿ?
0: ಈಗ ಅಂದರೆ ಅದೇ ಹೇರ್ ಕಟಿಂಗ್ ಮಾಡ್ತೀವಿ, ವ್ಯಾಕ್ಸು, ಫೇಷಿಯಲ್ಲು, ಮೆನಿಕ್ಯೂರ್ ಪೆಡಿಕ್ಯೂರು, ಮೆಹೆಂದಿ, ಅದೇ ಫೋಟೋಶೂಟ್ಗಳೆಲ್ಲ ಹೋಗ್ತೀನಿ. ಆರ್ಡರ್ಸ್ ಬಂದರೆ ಮದುವೆ ಆರ್ಡರ್ಗಳಿಗೆಲ್ಲ ಹೋಗ್ತೀನಿ. ಇನ್ನು ಪ್ಯಾಕೇಜ್ ವೈಸ್ ಮಾಡ್ತೀನಿ ಅಂದರೆ 15,000 ರೂಪಾಯಿಗೆ ಪ್ಯಾಕೇಜ್ ವೈಸ್ ಮಾಡೋದ್ರಿಂದ ತುಂಬ ಜನ ಬರ್ತಿದ್ದಾರೆ ಮೇಡಮ್ ನಮ್ಮ ಹತ್ರ.
1: ಏನೇನೆಲ್ಲ ಇರುತ್ತೆ ಮೇಡಮ್ ಪ್ಯಾಕೇಜಲ್ಲಿ?
0: ಪ್ಯಾಕೇಜಲ್ಲಿ 15,000 ರೂಪಾಯಿಗೆ 3 times ಮೇಕಪ್ ಇರುತ್ತೆ, ಫೇಷಿಯಲ್ಲು ಮತ್ತು ವ್ಯಾಕ್ಸು ಫ್ರೀ ಮಾಡಿಕೊಡ್ತಾ ಇದ್ದೀವಿ, ಮತ್ತು ನಾನ್ ಬ್ರೈಡ್ಸ್ಗೆ ಒಬ್ರಿಗೆ ಫ್ರೀ ಮಾಡಿಕೊಡ್ತೀವಿ ಮ್ಯಾಮ್.
1: ಸೊ ಇಷ್ಟೆಲ್ಲ ಇರುತ್ತೆ, ಸೊ ಹಾಗಾಗಿ ತುಂಬ ಜನ ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಸೊ ಹೊಸತನವನ್ನು ಅಳವಡಿಸ್ಕೊಂಡು ಅದರಲ್ಲಿ ಜನಗಳನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋ ರೀತಿ, ಮತ್ತೆ ಮಾತುಗಾರಿಕೆ ಇರಬೇಕು ಅನ್ನೋದು.
0: ಮಾತುಗಾರಿಕೆ ತುಂಬ ಮೇನ್ ಮೇಡಮ್ ಇದರಲ್ಲಿ.
1: ಓಕೆ, ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿದಿರಿ, ಈ ಉದ್ಯೋಗದಲ್ಲಿ ನೀವು ಏನೇನೆಲ್ಲ ಚಾಲೆಂಜಸ್ನ ಎದುರಿಸ್ತಾ ಇದ್ದೀರಿ ಮೇಡಮ್?
0: ಅದೇ ಇವಾಗ ನಾನು ಬ್ಯೂಟಿಷಿಯನ್ ಮಾಡಿದ್ಮೇಲೆ, ಇವಾಗ ಅಂದರೆ ಬಿಗಿನಿಂಗ್ ಅಲ್ವಾ, ಅವ್ರ ಹತ್ರನೇ ಹೋಗ್ತಿರಲ್ಲ, ಈಗ ನಾವು ಅವಾಗಿಂದನೂ ಇದ್ದೀವಿ, ನಮ್ಮ ಕಳ್ಳ ಹತ್ರ ಬರಲ್ಲ, ಅವ್ರ ಹತ್ರ ಹೋಗ್ತಿರಲ್ಲ ಅಂತ ತುಂಬ ಜನ ಟೀಕೆ ಮಾಡಿರೋರು ಇದ್ದಾರೆ ಮ್ಯಾಮ್. ಅದನ್ನು ಚಾಲೆಂಜ್ ಆಗಿ ತಗೊಂಡಿದ್ದೀನಿ. ಯಾಕೆ ಅಂದರೆ ಅವ್ರು ಎಷ್ಟೋ ವರ್ಷದಿಂದ ಮಾಡಿರ್ಬೋದು, ಬಟ್ ನಾವು ಇವಾಗ ಕಲ್ತಿರೋದಲ್ವಾ, ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ಇನ್ಕ್ಲೂಡ್ ಆಗುತ್ತೆ ಇಲ್ಲಿ. ಹಂಗಾಗಿ ಅದೊಂದು ಚಾಲೆಂಜ್ ಆಗಿ ತಗೊಂಡಿದ್ದೀನಿ ಮೇಡಮ್. ತುಂಬ ಹರ್ಟ್ ಆಗಿದೆ ಈ ಮಾತು ನನಗೆ, ನಿಜವಾಗ್ಲೂ ಹರ್ಟ್ ಆಗಿದೆ ಮ್ಯಾಮ್. ಅಲ್ಲೇ ಬ್ಯೂಟಿಷಿಯನ್ ಅವರೇ ಆ ಥರ ಹೇಳಿದ್ದಾರೆ ನನಗೆ. ಸೊ ಅದನ್ನು ಚಾಲೆಂಜ್ ಆಗಿ ತಗೊಂಡಿದ್ದೀನಿ ಮ್ಯಾಮ್.
1: ಇವಾಗೆಲ್ಲ ಒಟ್ಟಿನಲ್ಲಿ ಆರ್ಡ್ರ್ಗಳು ತುಂಬ ಬರ್ತಾ
0: ಇರುತ್ತೆ ಮ್ಯಾಮ್.

0: ಅಂದರೆ ಈ ಫೀಲ್ಡಲ್ಲಿ ಬಂದಾಗ ಅಂದರೆ ಸಾಲಿಗ್ರಾಮ್ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಈ ಫೀಲ್ಡಲ್ಲಿ ಬೇರೆ ವ್ಯಕ್ತಿಗಳು ನೋಡೋ ರೀತಿನೇ ಚೇಂಜ್ ಇರುತ್ತೆ. ಬ್ಯೂಟಿಷಿಯನ್ನಾ ಅಂತ ಒಂಥರ ನೆಗ್ಲೆಕ್ಟ್ ಆಗಿ ಒಂಥರ ಮನಸ್ತಪ್ಪದಲ್ಲಿ ನೋಡ್ತಾರೆ. ಯಾಕೆ ಅಂದರೆ ಕೆಲವೊಂದು ಕಡೆ ಕೆಲವರು ನೇಮ್ ಕೆಡಿಸ್ಕೊಂಡಿದ್ದಾರೆ. ಹಾಗಂತ ಎಲ್ಲ ಹೆಣ್ಮಕ್ಳು ಆ ಥರ ಇರಲ್ಲ. ಅಂದರೆ ಬಡಸ್ತನ ಆಗಿರ್ಬೋದು ಅಥವಾ ಏನೋ ಒಂದಿರ್ಬೋದು, ನಾನೊಂದು ಅಚೀವ್ ಮಾಡ್ತೀನಿ ಅಂತ ಬಂದಾಗ ಅದು ಅವ್ರ ಮನಸ್ಸಲ್ಲಿ ಇರುತ್ತೆ. ಹಂಗಂತ ಬೇರೆ ಕಡಿಸ್ಕೋತಾರೆ ಅಂತ ಎಲ್ಲರೂ ನೇಮ್ ಕೆಡಿಸ್ಕೊಂಡಿರಲ್ಲ.
1: ಸೊ ಅಲ್ಲೇ ಇರ್ತಾರೆ ಆ ಥರ ಮಾತಾಡೋರೆಲ್ಲ.
0: ಸೊ ಹೌದು, ಮಾಡ್ತೀನಿ, ಹೊರಗಡೆ ಹೋಗ್ತೀನಿ, ಏನಿದೆ ಅದನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಯಾಕೆಂದರೆ ಮಾತಾಡೋರೆಲ್ಲ ನಮ್ಮ ಕಷ್ಟಕ್ಕಾಗಲ್ಲ, ಮಾತಾಡೋರೆಲ್ಲ ನಮ್ಮ ನೆರವಿಗೆ ಬರಲ್ಲ, ಮಾತಾಡೋರೆಲ್ಲ ಆಗಲ್ಲ. ಸೊ ಅದನ್ನ ತಲೆಯಿಂದ ಕಿತ್ತಾಕ್ಬಿಟ್ಟು
1: ನಿಮ್ಮೆಂತಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಇದ್ದೇ ಇರುತ್ತೆ ಒಂದೊಂದೆಲ್ಲ ಸವಾಲು. ಸೊ ಆ ಥರ ಆಡೋರು ಮಾಡೋರೆಲ್ಲ ಬಂದು ನಮ್ಮ ಕಷ್ಟಕ್ಕಾಗೋದಾಗಲಿ ಮಾಡೋದಾಗಲಿ ಇರಲ್ಲ. ಸೊ ಆಡೋರು ಅಲ್ಲೇ ಇರ್ತಾರೆ, ನಾವಷ್ಟೇ ಬೆಳ್ಕೊಂಡು ಹೋಗ್ಬೇಕು. ಸೊ ಅದನ್ನು ತಗೋಬೇಕು, ಚಾಲೆಂಜ್ ಆಗಿ ಅದನ್ನೇ ಮೆಟ್ಲಾಗಿ ಹತ್ತಿರ ಹೋಗ್ಬೇಕು. ನಾವು
0: ಹತ್ಕೊಂಡು ಹೋದಾಗಲೇ ಆಡೋರಿಗೆ ಎಲ್ಲರಿಗೂ ಮಂದಟ್ಟಾಗುತ್ತೆ, ಪರವಾಗಿಲ್ಲ ಈ ಕಲ್ತಿದ್ದಕ್ಕೂ ಇಲ್ಲಿ ಮಾಡ್ತಿರೋದಕ್ಕೂ ಒಂದು ಗೌರವ ಆಗಲಿ, ಒಂದು ಇದಾಗಲಿ ಅವ್ರಿಗೆ ಸಿಗುತ್ತೆ, ಖಂಡಿತ ಸಿಗುತ್ತೆ. ಈ ತಲೆಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ಅವ್ರು ಅನ್ಕೊಳ್ಳಲಿ ಅಂತ ಒಂದೊಂದೇ ಸ್ಟೆಪ್ ಒಂದೊಂದೇ ಸ್ಟೆಪ್ ಮೇಲೆ ಹತ್ತಾ ಹೋದರೆ ನಾವು ಅಚೀವರಾದರೆ ಅಲ್ಲಿ ನಮ್ಮನ್ನ ಗುರುತಿಸೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ.
1: ಖಂಡಿತ ಮ್ಯಾಮ್, ಅದೇ ನಾವು ಅವ್ರು ಆಡೋದನ್ನೇ ನಾವು ಸ್ಟೆಪ್ಸ್ ಆಗಿ ಮೆಟ್ಲಾಗಿ ಹತ್ಕೊಂಡು ಹೋಗ್ಬೋದು. ಸೊ ನೆಕ್ಸ್ಟ್ ಮುಂದೊಂದು ದಿನ ನಾವು ಸಾಧನೆ ಮಾಡಿದಾಗ ಅಥವಾ ಅಚೀವ್ ಮಾಡಿದಾಗ ಅವರೇ ನಮ್ಮ ಹತ್ರ ಬಂದೇ ಬರ್ತಾರೆ.
0: ಹೌದು ಮ್ಯಾಮ್,
1: ಸಾಧಂತೂ ಖಂಡಿತ. ಸೊ ಹಾಗಾಗಿ
0: ನಮ್ಮ ಫ್ಯಾಮಿಲಿನೇ ಎಷ್ಟು ಜನ ಹೇಳಿದ್ದಾರೆ, ಬಟ್ ಇವಾಗ ಬ್ಯೂಟಿಷಿಯನ್ ಎಲ್ಲ ಇದು ಮಾಡಬೇಕಾದ್ರೆ ಅವರಾಗೆ ಮಾತಾಡ್ಸ್ಕೊಂಡು ಬರ್ತಾರೆ, ಚೆನ್ನಾಗಿ ಮಾಡಿದೀಯಾ, ಚೆನ್ನಾಗಿ ಆಗ್ತಿದೆ, ಪರವಾಗಿಲ್ಲ ಅಂತ ಹೇಳಿರೋರು ಇದ್ದಾರೆ ಮೇಡಮ್, ಆಡಿರೋರು ಇದ್ದಾರೆ, ಹೇಳಿರೋರು ಅದೇ ಥರ ಹೇಳಿರೋರು ಇದ್ದಾರೆ.
1: ಓಕೆ ಮ್ಯಾಮ್, ಖಂಡಿತ ಇದೇ ಥರ ಮುಂದೆ ಸಾಕಾರವಾಗಿ ನಿಮ್ಮ ಒಂದು ಬಿಸ್ನೆಸ್ ನಡೀತಾ ಹೋಗ್ಲಿ ಅಂತ ನಾನಾದರೂ ಕೂಡ ಆಶಿಸ್ತೀನಿ. ಸೊ ಫೋಟೋಶೂಟ್ ಎಲ್ಲ ಹೊರಗಡೆ ಹೋಗ್ತಾ ಇದ್ರಿ, ಅಲ್ಲೆಲ್ಲ ಏನಾದರೂ ಚಾಲೆಂಜಸ್ ಇದೆಯಾ, ಹೇಗೆ?
0: ಇಲ್ಲ ಮ್ಯಾಮ್, ಅಲ್ಲ ಆರಾಮಾಗಿರುತ್ತೆ.
1: ಈಗ ನೀವು ಒಬ್ಬ ಮಹಿಳೆಯಾಗಿ ಒಂದು ಸ್ವಉದ್ಯೋಗವನ್ನು ಆರಂಭ ಮಾಡಿ ಪ್ರಸ್ತುತ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಾ ಇದ್ರಿ, ಏನು ಅನ್ಸುತ್ತೆ ಮೇಡಮ್ ಇದೆಲ್ಲ? ಒಂದ್ಸರಿ ಮೆಲ್ಕ್ ಹಾಕಿ ನೋಡಿದ್ರೆ 13 ವರ್ಷದ ಸಾಂಸಾರಿಕ ಜೀವನ, ಮತ್ತು ಈಗ ಒಂದು 5 ತಿಂಗಳಿಂದೆ ನೀವು ಒಂದು ತರಬೇತಿಗೆ ಬರ್ತಾ ಇರೋರು, ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿ ಒಂದು 4 ಸಂಪಾದನೆ ಮಾಡ್ತಾ ಇರೋದು, ಇದೆಲ್ಲ ಮೆಲ್ಕ್ ಹಾಕಿದ್ರೆ ಏನು ಅನಿಸುತ್ತೆ?
0: ಅಂದರೆ ಹೆಣ್ಮಕ್ಳು ಎಲ್ಲ ರೀತಿಯೂ ಇರಬೇಕು, ಬರೀ ಗಂಡ ಆಯಿತು, ಮಕ್ಕಳಾಯ್ತು, ಮನೆ ಆಯಿತು ಅನ್ನೋದು ತಪ್ಪು ಮ್ಯಾಮ್. ಅಲ್ಲಿ ಗಂಡನ ಸಪೋರ್ಟಿವ್ನೆಸ್ಸು ಇರಬೇಕು, ಬಟ್ ಅದು ಆಗಲಿಲ್ಲ ಅಂದಾಗ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕಲೇಬೇಕಾಗುತ್ತೆ. ಯಾಕೆ ಅಂದರೆ ಸಣ್ಣ ಪುಟ್ಟ ಆಸೆಗಳಿರುತ್ತೆ ಹೆಣ್ಮಕ್ಳಿಗೆ, ಅದೆಲ್ಲ ಈಡೇರಿಸ್ಕೋಬೇಕು ಅಂತ ಅನಿಸುತ್ತೆ.
1: ಇದಕ್ಕೆಲ್ಲ ಕುಟುಂಬದ ಸಹಕಾರ ಇಲ್ಲ ಆಗಿದ್ರೆ ನಿಮಗೆ ಇಲ್ಲಿ ಒಂದು ತರಬೇತಿಗಾಗಿರ್ಬೋದು ಅಥವಾ ಸ್ವಉದ್ಯೋಗಕ್ಕಾಗಿರ್ಬೋದು? ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಅನೇಕ ಮಹಿಳೆಯರಿಗೆ, ಯುವಕರಿಗೆ, ಯುವತಿಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಬರೀ ಕೆಂಚನಹಳ್ಳಿಗಷ್ಟೇ ಸೀಮಿತ ಆಗಿರದೇನೆ, ಸೊ ಹುಣಸೂರು ಆಗಿರ್ಬೋದು, ಗುಂಡ್ಲುಪೇಟೆ ಆಗಿರ್ಬೋದು, ಜೈಪುರ ಈ ಥರ ಒಂದು ಸೆಂಟರ್ಗಳನ್ನ, ಉಪಕೇಂದ್ರಗಳನ್ನ ಆರಂಭ ಮಾಡಿ ಮಹಿಳೆಯರಿಗೆ, ಯುವಕರಿಗೆ, ಯುವತಿಯರಿಗೆ ನಾನಾ ರೀತಿಯ ತರಬೇತಿಗಳನ್ನ ಕೊಡ್ತಾ ಇರೋವಂಥದ್ದು ಆ ಸ್ಥಳೀಯ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಮೇಡಮ್?
0: ತುಂಬ ಅನುಕೂಲ ಆಗುತ್ತೆ ಮ್ಯಾಮ್, ಯಾಕೆಂದರೆ ಬಡ ಕುಟುಂಬದವ್ರು ಇರ್ತಾರೆ, ಓದಿರೋರು ಇರ್ತಾರೆ, ಇದ್ದಾಗ ಅವರಿಗೆ ಓದಿದ್ರೂ ಒಂದು ಏನು ಮೂವ್ ಮಾಡೋಕ್ಕಾಗಲ್ಲ. ಹೌದು, ಅದಿರಲ್ಲ, ಎಲ್ಲರಿಗೂ ಬರಲ್ಲ ಮ್ಯಾಮ್ ಅದು. ಹಂಗಾಗಿ ತುಂಬ ಅನುಕೂಲ ಆಗುತ್ತೆ ಈ ಸಂಸ್ಥೆ ಕಡೆಯಿಂದ. ನನಗಂತೂ ತುಂಬ ಖುಷಿ ಇದೆ ಮ್ಯಾಮ್ ಈ ಥರ ಬಡವ್ರಿಗಾಗಲಿ, ಒಂದು ಇದಕ್ಕೆ ಅಂದರೆ ಓದಿಲ್ದೇ ಮನೇಲಿ ಕೂತಿರೋ ಮಹಿಳೆಯರಿಗಾಗಲಿ ತುಂಬಾ ಅನುಕೂಲ ತಂದ್ಕೊಟ್ಟಿದೆ ಇದು ಸಂಸ್ಥೆ. ತುಂಬ ಹೆಮ್ಮೆ ಆಗುತ್ತೆ ಮ್ಯಾಮ್ ಈ ಸಂಸ್ಥೆಯಿಂದ.
1: ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
0: ಇದಕ್ಕಿಂತ ಮೇಲೆ ಬೆಳಿಬೇಕು ಅಂತ ಅನ್ಕೊಂಡಿದ್ದೀನಿ ಮ್ಯಾಮ್. ಇಷ್ಟೇ ಜೀವನ ಅಲ್ಲ ಇಷ್ಟೇ, ಆದರೆ ಇದು ಇನ್ನೂ ಸ್ಟಾರ್ಟಿಂಗು ಅನ್ಕೋತೀನಿ. ಬಟ್ ಇದ್ರಲ್ಲಿ ಖುಷಿ ಇದೆ ನನಗೆ, ತುಂಬಾ ಖುಷಿ ಇದೆ. ಬಟ್ ಇನ್ನೂ ನಾನು ಇನ್ನೂ ಹೆಸರು ಮಾಡಬೇಕು, ನನ್ನನ್ನು ಸ್ಪೆಸಿಫಿಕ್ ಆಗಿ ಗುರುತಿಸ್ಬೇಕು ಅನ್ನೋದು ನನ್ನ ಆಸೆ. ಇಷ್ಟಕ್ಕೆ ಸುಮ್ಮನೆ ಆಗಬಾರ್ದು ಅನ್ನೋದು ನನ್ನ ಆಸೆ ಮ್ಯಾಮ್.
1: ಒಟ್ಟಾರೆ ಈ ವೃತ್ತಿ ನಿಮಗೆ ಸಂತೃಪ್ತಿಯನ್ನು ತಂದಿದೆ. ಸೊ ಈ ಕ್ಷೇತ್ರದಲ್ಲೇ ನೀವು ಇನ್ನೂ ಮುಂದೆ ಬರಬೇಕು ಅನ್ನೋದನ್ನು ಹೇಳ್ತಾ ಇದ್ರಿ. ಸೊ ನಿಮ್ಮ ಥರನೇ ಹಲವಾರು ಮಹಿಳೆಯರು ಸ್ವಾವಲಂಬನೆ ಜೀವನ ನಡೆಸಬೇಕು ಅಂತ ಇರೋಂಥ ಮಹಿಳೆಯರಿಗೆ ನಿಮ್ಮ ಕಿವಿ ಮಾತು ಅಥವಾ ಸಲಹೆಯನ್ನು ತಿಳಿಸೋದಾದ್ರೆ ಮೇಡಮ್?
0: ಖಂಡಿತ ಮ್ಯಾಮ್, ಎಲ್ಲರೂ ಒಂದು ಏಮ್ ಇಟ್ಕೊಂಡು ಬದುಕಬೇಕು. ಅಂದರೆ ಅವ್ರ ಮನಸ್ಸಿರಬೇಕು, ಏನೇ ಮಾಡಬೇಕು ಅಂದ್ರೂ ಮನಸ್ಸಿರಬೇಕು, ಫಸ್ಟು ಸ್ವಾಭಿಮಾನಿ ಆಗಬೇಕು. ಕೈ ಚಾಚೋದಕ್ಕಿಂತ ಸ್ವಾವಲಂಬಿಯಾಗಿ ಈಗ ಅಪ್ಪ ಅಮ್ಮನ ಸಾಕೋದಾಗಲಿ, ಮಕ್ಕಳು ಸಾಕೋದಾಗಲಿ, ಮನೆ ಜವಾಬ್ದಾರಿ ತಗೊಳ್ಳೋದಾಗಲಿ, ಯಾವುದೇ ಒಂದನ್ನು ಒಂದು ಇಟ್ಕೊಂಡಿರಬೇಕು. ಎಲ್ಲದನ್ನು ಗಂಡನ ಮೇಲೆ ಡಿಪೆಂಡ್ ಅಪ್ಪ ಆಗ

0: ಬಾರ್ದು ಮ್ಯಾಮ್ ನಾನು ಹೇಳೋ ಪ್ರಕಾರ. ಯಾಕೆ ಅಂದರೆ ಇವಾಗ ಗಂಡಸ್ರು ಏನಂತಾರೆ, ಹೆಂಗಸ್ರು ಇವರು ಅಂತ ತುಂಬ ನೆಗ್ಲೆಕ್ಟ್ ಮಾಡೋರಿದ್ದಾರೆ. ಇವನ್ ನನ್ನನ್ನೇ ಆ ಥರ ಮಾಡಿದ್ದಾರೆ. ಅದು ಅನುಭವ ನನಗೆ ಬಂದಿದೆ. ಅದು ನೀನು ಹೆಂಗಸು, ನೀನೇನು ಮಾಡ್ತೀಯಾ, ನಿನಗೇನು ಮಾಡೋಕ್ಕಾಗುತ್ತೆ, ಅದರಿಂದ ನಾನು ತುಂಬಾ ನೋವು ಪಟ್ಟಿದ್ದೀನಿ. ಹಂಗಾಗಿ ಈ ಸಂಸ್ಥೆ ಕಡೆಯಿಂದ ಏನು ಯೂಸ್ ಆಗುತ್ತೆ ಗೊತ್ತಿಲ್ಲದೆ ಇದ್ದವ್ರು ಕೂಡ ಇದನ್ನು ಕೇಳಿಕೊಂಡು ಇದರಿಂದ ತುಂಬ ಯೂಸ್ ಆಗುತ್ತೆ. ಕೇಳಿಕೊಂಡು ಬಂದು ಜಾಯ್ನ್ ಆಗಿ ಕಲ್ತ್ಕೊಳ್ಳಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ.
1: ಓಕೆ, ಅಂದರೆ ಒಟ್ಟಾರೆ ಹೆಣ್ಣಾಗಲಿ ಗಂಡು ಮಕ್ಕಳಾಗಲಿ ಸೊ ಅವ್ರದ್ದೇ ಆದ ಒಂದು ತರಬೇತಿಯನ್ನು ಪಡ್ಕೊಂಡು ಕೌಶಲ್ಯಗಳನ್ನ ಪಡ್ಕೊಂಡು ಸೊ ಯಾವುದಾದ್ರೂ ಒಂದು ಸ್ವ ಉದ್ಯೋಗನ ಆರಂಭ ಮಾಡಿ ಸೊ ಆರ್ಥಿಕವಾಗಿ ಸಬಲರಾಗಿದ್ರೆ ಎಲ್ರಿಗೂ ಅವ್ರದ್ದೇ ಆದ ಒಂದು ರೆಸ್ಪೆಕ್ಟ್ ಇರುತ್ತೆ.
0: ಖಂಡಿತ ಖಂಡಿತ ರೆಸ್ಪೆಕ್ಟ್. ಇವಾಗ ತುಂಬ, ಇವಾಗ ನಾನು ಹೌಸ್ ವೈಫ್ ಆಗಿದ್ನಲ್ಲ ಆವಾಗ ಮಾತಾಡ್ಸೋ ರೀತಿಗೂ ಇವಾಗ ಬ್ಯೂಟಿಷಿಯನ್ ಅಂತ ಮಾತಾಡ್ಸೋದ್ ರೀತಿಗೂ ತುಂಬ ಡಿಫ್ರೆನ್ಸ್ ಇದೆ ಮ್ಯಾಮ್. ಹಾಗೂ ಬೆಲೆ ಗೌರವ ಎಲ್ಲೋದ್ರೂ ಬೆಲೆ ಗೌರವ ಒಂದು ಇದ್ದೇ ಇರುತ್ತೆ. ಇವ್ರು ಬ್ರಿಟಿಷರ್ನು ಮ್ಯಾಮ್ ಅಂತ ಮಾತಾಡ್ಸೋದಾಗಲಿ ನಮ್ಗೆ ಅದು ಕೇಳೋದೇ ಒಂದು ಖುಷಿಯಾಗಿರುತ್ತೆ ಮ್ಯಾಮ್ ಅಲ್ಲಿ.
1: ಸೊ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ಸಮುದಾಯದ ಜನತೆಗೆ ಏನಿಲ್ಲದಕ್ಕೆ ಇಷ್ಟಪಡ್ತೀರಿ?
0: ಥ್ಯಾಂಕ್ ಯು ಕೆಂಚನಳ್ಳಿಯಿಂದ ಈ ಥರ ಸಂಸ್ಥೆ ಸ್ವಾಮಿ ವಿವೇಕಾನಂದ ಯೂತ್ ಟ್ರಸ್ಟ್ ಅಂತ ಮಾಡಿದ್ದೀರಾ. ಹಲವಾರಿಗೆ ಹುಡುಗರಿಗಾಗಲಿ ಹುಡುಗಿರಿಗಾಗಲಿ ಒಂದು ಓದಿಲ್ಲದೆ ಇರೋರಿಗೆ ಕೂಡ ಇದು ತುಂಬ ಅನುಕೂಲ ಆಗಿದೆ. ಬಟ್ ಗೊತ್ತಿಲ್ಲದೆ ಇದ್ದವರೆಲ್ಲ ಬಂದು ಗೊತ್ತು ಮಾಡ್ಕೊಂಡು ಕಲ್ತ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಈ ಸಂಸ್ಥೆ ಕಡೆಯಿಂದ ಏನೇ ಮಾಡಿದ್ರು ಒಂದು ಒಳ್ಳೇದಕ್ಕೆ ಮಾಡ್ತಾರೆ. ಯೂತ್ಗೆಲ್ಲ ತುಂಬ ಯೂಸ್ ಆಗುತ್ತೆ ಮ್ಯಾಮ್, ತುಂಬಾ ಯೂಸ್ ಆಗುತ್ತೆ. ಸಿಕ್ಕಿದ್ರೆ ಅವಕಾಶ ಕಳ್ಕೊಬೇಡಿ, ಖಂಡಿತ ಮೂವ್ ಮಾಡಿ ಅಂತ ಹೇಳ್ತೀನಿ ಮ್ಯಾಮ್ ನಾನು.
1: ಭಾಳ ಸಂತೋಷ ಮೇಡಮ್ ಸ್ಮೃತ ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು ನಿಮ್ಮ ಕೆಲಸದ ವಿಚಾರಗಳ ಜೊತೆ ಮಹಿಳೆಯರು ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬಹುದು, ಅದರಲ್ಲಿ ಸಾಧನೆ ಮಾಡಬಹುದು ಅನ್ನೋಂಥ ಪ್ರೇರಣೆ ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.
0: ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.

0: ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಉಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಕೆಆರ್ ನಗರ ತಾಲೂಕಿನ ಸಾಲಿಗ್ರಾಮ ಗ್ರಾಮದ ಶ್ರೀಮತಿ ಲಾವಣ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಸ್ವಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಕಾರೇಶು ದಾಸಿ, ಕರ್ಣೇಶು ಮಂತ್ರಿ, ರೂಪೇಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯ

0: ಬಾ.
1: ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುವರೆ ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.
2: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 5/9/2026 ಶನಿವಾರದಂದು ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರ ವಿವರ ಹೇಗಿದೆ?

ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು, ಕಣ್ಣಿನ ತಪಾಸಣಾ ತಜ್ಞರು ಡಾಕ್ಟರ್ ನಾಗೇಶ್ ಅವರು, ಸಾಮಾನ್ಯ ರೋಗ ತಜ್ಞರು ಡಾಕ್ಟರ್ ನಿಸರ್ಗರವರು, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಡಾಕ್ಟರ್ ಸುಷ್ಮಾರವರು, ಮಕ್ಕಳ ತಜ್ಞರು ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ಅವರು, ತುರ್ತು ಚಿಕಿತ್ಸಾ ತಜ್ಞರು ಡಾಕ್ಟರ್ ವೈಷ್ಣವಿರವರು, ಆಯುರ್ವೇದ ತಜ್ಞರು ಡಾಕ್ಟರ್ ವಿದ್ಯಾಶೀರವರು, ದಂತ ಚಿಕಿತ್ಸಾ ತಜ್ಞರು ಡಾಕ್ಟರ್ ರಾಜುರವರು, ವಾಕ್ ಭಾಷಾ ಶ್ರವಣ ತಜ್ಞರು

ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663318. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9686663318. ಧನ್ಯವಾದಗಳು.

ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 43 ರೂಪಾಯಿ, ಪೆನ್ಸಿಲ್ ಬೀನ್ಸ್ 38 ರೂಪಾಯಿ, ಹಸಿಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡಬಲಕಾಯಿ 17 ರೂಪಾಯಿ, ತೊಂಡೆಕಾಯಿ 12 ರೂಪಾಯಿ, ಆಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 7 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 28 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

0: ಇನ್ನು ಮುಂದೆ ಕೇಳಿ ಬರೋಣ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಮೈಸೂರಿನ ಮಹಾರಾಣಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶನ ಸಲಹೆಗಾರರು ಮತ್ತು ಲೇಖಕರಾದ ಡಾಕ್ಟರ್ ಲಕ್ಷ್ಮಣ ಬೀರವರು. ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾಂಧವ್ಯ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವ್ಯ ಗೆಳೆಯ ನಿಂಗರಾಜ್. ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶಕರು, ಸಲಹೆಗಾರರು ಹಾಗೂ ಲೇಖಕರು ಆದ ಡಾಕ್ಟರ್ ಲಕ್ಷ್ಮಣ್ ಬೀರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಥ್ಯಾಂಕ್ ಯು, ಧನ್ಯವಾದಗಳು.
1: ಸರ್, ಬಹಳ ಮುಖ್ಯವಾದ ಒಂದು ವಿಷಯ ಅಂತಲೇ ಕೂಡ ಹೇಳ್ಬೋದು, ಅದರಲ್ಲೂ ಗ್ರಾಮೀಣ ಮಟ್ಟದಲ್ಲಿ ಈ ಮಕ್ಕಳಿಗೊಂದು ವೃತ್ತಿ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂತ, ಒಂದು ಕೆರಿಯರ್ ಗೈಡೆನ್ಸ್ ಸಂಬಂಧಪಟ್ಟಂತೆ ಇವತ್ತು ತಾವು ಒಂದು ಮಾರ್ಗದರ್ಶನ ಸಲಹೆಗಳನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ತಾವು ನಮ್ಮ ಜೊತೆ ಇರ್ತಕ್ಕಂಥ ಬಹಳ ಸಂತೋಷ. ಸರ್, ಮೊದಲನೇದಾಗಿ ಈ ಒಂದು ಗ್ರಾಮೀಣ

0: ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈ ಒಂದು ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಏಕೆ ಅಗತ್ಯ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್?
1: ವೃತ್ತಿ ಮಾರ್ಗದರ್ಶನ ಅನ್ನೋದು ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬಾ ಅನಿವಾರ್ಯ ಮತ್ತು ಅವಶ್ಯಕವಾದಂಥ ವಿಷಯ.
0: ಹೌದು,
1: ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಬೇಕು. ಯಾಕೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅಂದರೆ, ಈಗ ನಗರ ಮತ್ತು ಪಟ್ಟಣದಲ್ಲಿ ಇಂಥ ವಿದ್ಯಾರ್ಥಿಗಳು ಈಗಿನ ಎಲ್ಲ ಥರದ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಮಾಹಿತಿ ತಂತ್ರಜ್ಞಾನ, ಇನ್ಫಾರ್ಮೇಷನ್ ಎಲ್ಲವೂ ಅವ್ರಿಗೆ ಕೈಗೆ ಬೇಗ ಸಿಗುತ್ತೆ. ಆದರೆ ನಮ್ಮ ಗ್ರಾಮೀಣ ಪರಿಸರದ ಭಾಗದ ಮಕ್ಕಳಿಗೆ ವಿಶೇಷವಾಗಿ ಏನಂತಂದರೆ, ಈಗ ಅವರು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಓದ್ತಾರೆ, ಅದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ತುಂಬ ಗೊಂದಲಕ್ಕೊಳಗಾಗ್ತಾರೆ.
0: ಹೌದು.
1: ಸೊ ಕಾಮನ್ ಆಗಿ ಅವರು ಹೆಂಗೆ ನಿರ್ಧಾರಗಳನ್ನ ತಗೋತಾರೆ ಅಂತಂದರೆ, ನಾನು ನನ್ನ ಸ್ವಂತ ಅನುಭವವನ್ನು ಹೇಳೋದಾದರೆ, ನಾವೆಲ್ಲ ಹೆಂಗೆ SSLC ಆದಮೇಲೆ PUC ಆದಮೇಲೆ ಏನು ಮಾಡಬೇಕು ಅಂತ ನಾವು ಡಿಸಿಷನ್ ತಗೊಳ್ಳೋದು ಹೇಗೆ ಅಂದರೆ, ಕಾಮನ್ ಆಗಿ SSLC ಮಾರ್ಕ್ಸ್ ಮೇಲೆ ನಿರ್ಧಾರ ತಗೊಬಿಡ್ತೀವಿ.
0: ಹೌದು.
1: ಈಗ ನಮಗೆ ತುಂಬ ಒಳ್ಳೆ ಅತ್ಯುತ್ತಮ ಅಂಕಗಳು ಬಂದರೆ ನಾವೇನು ಮಾಡ್ತೀವಿ, ಯೂಶ್ವಲಿ ಸೈನ್ಸ್ಗೆ ಹೋಗೋದು, ತುಂಬ ಕಡಿಮೆ ಮಾರ್ಕ್ಸ್ ಬಂದರೆ ಆರ್ಟ್ಸ್ಗೆ ಹೋಗೋದು, ಅಥವಾ ಸೈನ್ಸು ತುಂಬ ಕಷ್ಟ ನನಗೆ ಮಾಡೋಕ್ಕಾಗಲ್ಲ ಅಂತಂದಾಗ ನಾವು ಎಲ್ಲಿಗೆ ಆರ್ಟ್ಸ್ ಅಥವಾ ಕಾಮರ್ಸ್ಗೆ ಹೋಗ್ಬಿಡೋದು, ಇದು ಯೂಸ್ ಮಾಡ್ತೀವಿ. ಮತ್ತು ಇನ್ನೊಂದು ಮಾನದಂಡ ಏನು ಯೂಸ್ ಮಾಡ್ತೀವಿ ಅಂದರೆ, ನಮಗೆ ಯಾವುದು ಸ್ಕೂಲು ತುಂಬ ಹತ್ರ ಇದೆ, ನಮಗೆ ಹಾಸ್ಟೆಲ್ ಫೆಸಿಲಿಟಿ ಎಲ್ಲಿ ಹತ್ರ ಇದೆ, ಈ ಒಂದು ಮಾನದಂಡನ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಒಬ್ಬ ವಿದ್ಯಾರ್ಥಿ ಆ SSLC ಮುಗಿದ ನಂತರ ತಾನು ಏನು ಮಾಡಬೇಕು ಅನ್ನೋದನ್ನು ಹೆಂಗೆ ನಿರ್ಧಾರ ಮಾಡಬೇಕು ಅಂದರೆ, ಅವನಿಗೆ ಏನು ಇಷ್ಟ ಇದೆ, ಅವನ ಆಸಕ್ತಿ ಏನು, ಅವನ ಪ್ಯಾಷನ್ ಏನು, ಜೀವನದಲ್ಲಿ ಅವನ ಗುರಿ ಏನು ಅನ್ನೋ ಒಂದು ವಿಷಯವಾದ ಮಾನದಂಡ ಆಗಬೇಕು. ನಾವು ತೆಗೆದಿರ್ತಕ್ಕಂಥ ಮಾರ್ಕ್ಸ್ ಆಗಿರ್ಬೋದು, ಯಾಕಂದ್ರೆ ಮಾರ್ಕ್ಸ್ಗೂ ಬುದ್ಧಿವಂತಿಕೆ ಅಲ್ಲ, ಮಾರ್ಕ್ಸೇ ಬೇರೆ. 3 ಗಂಟೆ ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿ ಬರೆಯೋದನ್ನೇ ನಾವು ಅವನ ಒಂದು ಜೀವನ ಮತ್ತು ಅವನ ಬುದ್ಧಿವಂತಿಕೆನ ನಾವು ಅಳತೆ ಮಾಡೋಕ್ಕಾಗಲ್ಲ. ಹಾಗಾಗಿ ಮಾರ್ಕ್ಸು ಮತ್ತು ಬೇರೆ ಬೇರೆ ಥರದ ಒಂದು ಈಗ ನಾವು ಅವ್ರತಕ್ಕಂಥ ಫಿನಾನ್ಷಿಯಲ್ ಕಂಡೀಷನ್ಸ್ ಇರ್ಬೋದು, ಆಮೇಲೆ ಫ್ರೆಂಡ್ಸ್ ಇನ್ಫ್ಲೂಯೆನ್ಸ್ ಇರ್ಬೋದು, ಸೊಸೈಟಿ ಇನ್ಫ್ಲೂಯೆನ್ಸು, ಇದ್ಯಾವುದು ಸಹ ಆ ವಿದ್ಯಾರ್ಥಿ ಮೇಲೆ ಪರಿಣಾಮ ಬೀರಬಾರ್ದು. ಅವನ ಸ್ವಂತ ಆಸಕ್ತಿ ಮತ್ತು ಜೀವನದಲ್ಲಿ ಏನು ಮಾಡಬೇಕು ಅಂತ ಇದ್ದಾನೆ ಅವನ ಗುರಿ, ಅದ್ರ ಬೇಸ್ ಮೇಲೆ ಅವನ ಆಸಕ್ತಿ ಮೇಲೆ ಅವನು ಒಂದು ಕೋರ್ಸ್ನ ಆಯ್ಕೆ ಮಾಡ್ಕೋಬೇಕು.
0: ಹೌದು.
1: ಆ ಗುರಿ ಅಂತ ಬಂದಾಗ ಈಗ ನೀವೇ ನೋಡಿ, ಮಕ್ಕಳಲ್ಲಿ ನಾವು ಏನು ಮಾಡಬೇಕು ಅಂತ ಡಿಫೈನ್ ಆಗಿರಲ್ಲ ಮಕ್ಕಳಲ್ಲಿ. ಈಗ ಯಾವುದೇ ಒಂದು ಮಗುನ ನೀವು ಅಬ್ಸರ್ವ್ ಮಾಡಿ, ಅವನು ಒಂದು 6ನೇ ಕ್ಲಾಸ್ಗೆ ಹೋದಾಗ ಅವನು ಟೀಚರ್ಸು ಫ್ರೆಂಡ್ಸ್ ಪೇರೆಂಟ್ಸ್ ಎಲ್ಲ ಕೇಳಿದಾಗ ಹೇಳ್ತಾ ಇರ್ತಾನೆ ನೀವೇನು ಮಾಡಬೇಕು ಅಂತ ಕೇಳಿದಾಗ, 6ನೇ ಕ್ಲಾಸಲ್ಲಿ ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್ ಅಂತ ಹೇಳ್ತಾನೆ. 7ನೇ ಕ್ಲಾಸ್ಗೆ ನಾವು ಅದೇ ಮಗುನ ಕೇಳಿದಾಗ ಅದು ಇನ್ನೊಂದೇನೋ ಹೇಳುತ್ತೆ. 8ನೇ ಕ್ಲಾಸ್ಗೆ ಬಂದಾಗ ಏನೋ AS ಆಫೀಸರ್ ಅನ್ಬೋದು, 9ನೇ ಕ್ಲಾಸ್ ಬಂದಾಗ ನಾನು ಟೀಚರ್ ಆಗಬೇಕು ಅನ್ಬೋದು, ಆಮೇಲೆ 10ನೇ ಕ್ಲಾಸ್ಗೆ ಬಂದಾಗ ಇನ್ನೇನೋ. ಅಂದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ನೀವು ಯಾವುದೇ ಮಕ್ಕಳನ್ನು ನೋಡಿ, ಅವರ ಗುರಿ ಜೀವನದಲ್ಲಿ ಏನು ಮಾಡಬೇಕು ಅಂತ ಅದು ಬದಲಾಗ್ತಾ ಇರುತ್ತೆ. ಈ ಬದಲಾವಣೆ ಆಗೋದು ತಪ್ಪಲ್ಲ, ಮಕ್ಕಳು ತಾವು ಬೆಳೀತಾ ಬೆಳೀತಾ ಅವರ ಮನೋವಿಕಾಸ ಹೆಚ್ಚಾದಂಗೆ ಮತ್ತೆ ಅವರು ಬೇರೆ ಬೇರೆ ತರದ ಶೈಕ್ಷಣಿಕ ಪರಿಸರಕ್ಕೆ ಅವರು ಪರಿಸರವನ್ನು ನೋಡದಂಥ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ವ್ಯಕ್ತಿಗಳ ಪರಿಚಯ ಆಗ್ತಾ ಹೋಗುತ್ತೆ ವರ್ಷದಿಂದ ವರ್ಷಕ್ಕೆ. ಅದರ ಪರಿಣಾಮ, ಅದರ ಇನ್ಫ್ಲೂಯೆನ್ಸ್ ಮಕ್ಕಳಲ್ಲಾಗಿ ಅವರ ಗುರಿನಲ್ಲಿ ಬದಲಾವಣೆ ಆಗೋದು ತಪ್ಪಲ್ಲ. ಆದರೆ ಆ ಮಕ್ಕಳ ಗುರಿ ಯಾವ್ದ ಮೇಲೆ, ಅವ್ರ ಕೆಪಾಸಿಟಿ ಮೇಲೆ ನಿಂತಿರ್ಬೇಕು, ಅವ್ರ ಆಸಕ್ತಿ ಗುರಿ ಎರಡೂ ಒಂದೇ ಆಗಿರ್ಬೇಕು.
0: ಹೌದು.
1: ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಈಗ ಕೆಲವು ಮಕ್ಕಳಿಗೆ ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಸೈಂಟಿಸ್ಟ್ ಆಗಬೇಕು ಅಂತ ಇರ್ತಾರೆ. ಬಟ್ ಅವ್ರಿಗೆ ವಿಜ್ಞಾನನೇ ಆಸಕ್ತಿ ಇರಲ್ಲ, ಮ್ಯಾಥಮೆಟಿಕ್ಸೇ ಕಷ್ಟ ಇರುತ್ತೆ. ಎಷ್ಟೋ ಮಕ್ಕಳು ನಮ್ಮ ಗ್ರಾಮೀಣ ಮಕ್ಕಳು PUC ಅದನ್ನು ಆರ್ಟ್ಸ್ ತಗೊಂಡಿರ್ತಾರೆ. ನಾವು ಕೇಳ್ತೀವಿ ನೀವು ಏನಾಗಬೇಕು ಅಂತಂದ್ರೆ, ಅವ್ರು ಆರ್ಟ್ಸ್ ಓದ್ತಾ ಇದ್ರು ಸಹ ನಾನು ವೈದ್ಯನಾಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಅವ್ರು ಹೇಳ್ತಾ ಇರ್ತಾರೆ. ಅಂದರೆ ನಮ್ಮ ಮಕ್ಕಳಿಗೆ ಇಲ್ಲಿ ನಾನು ಜೀವನ ಅವರ ಗೋಲ್ಸೇ ಡಿಫೈನ್ ಆಗಿರಲ್ಲ. ಪ್ರಾಬ್ಲಮ್ ಏನಪ್ಪ ಅಂದರೆ, ನಾವೇನು ಅವರು SSLC ಆದಮೇಲೆ ಏನು ಮಾಡಬೇಕು ಅನ್ನೋದು ಯಾವ್ದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಅವರ ಜೀವನದ ಗುರಿ ಮೇಲೆ ನಿಂತಿರುತ್ತೆ. ಹಾಗಾಗಿ ಇಲ್ಲಿ ಪೋಷಕರು ಮತ್ತು ಶಿಕ್ಷಕರು ನಾವು ಮಕ್ಕಳನ್ನ ಸರಿಯಾಗಿ ಅಬ್ಸರ್ವ್ ಮಾಡಿ ಅವರ ಗೋಲ್ಸ್ನ ಡಿಫೈನ್ ಮಾಡೋದನ್ನ ಹೆಲ್ಪ್ ಆಗಬೇಕು. ನಿಮ್ಮಲ್ಲಿ ಈ ಕೆಪಾಸಿಟಿ ಇದೆ. ಈಗ ಮಕ್ಕಳಲ್ಲಿ ಕೆಲವು ತುಂಬ ಬುಕ್ಕಿಶ್ ಇರ್ತಾರೆ, ಕೆಲವು ತುಂಬ ಪ್ರಾಕ್ಟಿಕಲ್ ಆಗಿ ಇರ್ತಾರೆ, ಕೆಲವು ತುಂಬ ಪೀಪಲ್ ಓರಿಯೆಂಟೆಡ್ ಇರ್ತಾರೆ. ಸಾಕಷ್ಟು ಮಕ್ಕಳಲ್ಲಿ ಬೇರೆ ಬೇರೆ ತರದ ಬುದ್ಧಿವಂತಿಕೆ ಇರುತ್ತೆ. ಬುದ್ಧಿವಂತಿಕೆ ಅಂದ್ರೆ ಪುಸ್ತಕದ ಜ್ಞಾನವನ್ನು ಓದಿ ತಲೆಯಲ್ಲಿ ಇಟ್ಟುಕೊಂಡು ಪರೀಕ್ಷೆ ಬರೆಯೋದಷ್ಟೇ ಅಲ್ಲ, ಬುದ್ಧಿವಂತಿಕೆ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಇರುತ್ತೆ, ಸ್ಪೋರ್ಟ್ಸ್ ಅಲ್ಲಿ ಇಂಟೆಲಿಜೆನ್ಸ್ ಇರುತ್ತೆ, ಕೆಲವಿಗೆ ಬರವಣಿಗೆ ಇರುತ್ತೆ, ಕೆಲವಿಗೆ ವಾಕ್ಚಾತುರ್ಯ ಇರುತ್ತೆ. ಈ ತರ ಸಾಕಷ್ಟು ಡಿಫ್ರೆಂಟ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಇರುತ್ತೆ ಮಕ್ಕಳಲ್ಲಿ. ಸೊ ನಾವು ಇದನ್ನ ಒಂದನ್ನೇ ನಾವು ಬುದ್ಧಿವಂತಿಕೆ ಅಂತ ಕನ್ಸಿಡರ್ ಮಾಡ್ಬಿಡ್ತೀವಿ. ಆಮೇಲೆ ಮೂರವರು ನಮ್ಮ ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಗುರಿ ಅಂತಂದಾಗ ಅವರು ದೊಡ್ಡ ಮಟ್ಟದ ಗುರಿ ಇಟ್ಕೊಳ್ಳೋದೇ ಇಲ್ಲ.
0: ಹೌದು,
1: ಯಾಕಂದ್ರೆ ಅವರು ಸುತ್ತಮುತ್ತ ವಾಸಿಸುವ ಪರಿಸರ ಅವ್ರಿಗೆಲ್ಲ ಕಾಣೋದು ಯಾರಪ್ಪ ಅಂದರೆ ಒಂದು ಸಣ್ಣ ಪುಟ್ಟ

0: ಸರ್ಕಾರಿ ನೌಕರರು ಮಾತ್ರ ಅವ್ರ ಕಣ್ಣು ಕಾಣ್ತಾರೆ. ಯಾರೊಬ್ರು ಪ್ರೈಮರಿ ಟೀಚರು, ಹೈಸ್ಕೂಲ್ ಟೀಚರ್ ಆಗಿರ್ಬೋದು, ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರು, ಕಂಡಕ್ಟರು, ಈ ಥರ ಸಣ್ಣ ಪುಟ್ಟ ಹುದ್ದೆಗಳನ್ನೇ ನೋಡಿ ನೋಡಿ ನೋಡಿ ಅವ್ರಿಗೂ ಅದೇ ಥರ ಆಗಬೇಕು ಅಂತ ಇರುತ್ತೆ. ನೀವು ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ನೋಡಿ, ಅವ್ರು ಯಾರಿಗೂ ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಬೇಕು, ಹೈಕೋರ್ಟ್ ಜಡ್ಜ್ ಆಗಬೇಕು, ನಾನು ಇಸ್ರೋ ಈಗ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನಲ್ಲಿ ನಾನು ವಿಜ್ಞಾನಿ ಆಗಬೇಕು, ಮತ್ತು ನಾನು ದೊಡ್ಡ ದೊಡ್ಡ MNC ಕಂಪ್ನೀಸ್ಗಳಲ್ಲಿ ಮೈಕ್ರೋಸಾಫ್ಟ್ ಗೂಗಲ್ ಅಂತ ಕಂಪ್ನಿಗಳಲ್ಲಿ ನಾನು ಒಂದು ಕ್ರೋಸ್ ಟುಗೆದರ್ ಪ್ಯಾಕೇಜ್ ತಗೋಬೇಕು, ಮತ್ತು ನಾನು ದೊಡ್ಡ ದೊಡ್ಡ ನಮ್ಮ ದೇಶದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಅಂತಿದೆ, ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಇದೆ, ಸುಮಾರು 121 ಇನ್ಸ್ಟಿಟ್ಯೂಟ್ಗಳಿವೆ. ಇಂಥ ಅಂದರೆ ಯಾವುದು NIT ಆಗಿರ್ಬೋದು, IIT, ನ್ಯಾಷನಲ್ ಲಾ ಸ್ಕೂಲ್ ಇರ್ಬೋದು, DRDO, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಇಂಥ ಕಡೆ ಎಲ್ಲ ನಾನು ಹೋಗಿ ಓದಬೇಕು. ಸೊ ಇದು ಯಾವುದು ಅವರಲ್ಲಿ ಇರಲ್ಲ, ತುಂಬ ಮಾಹಿತಿಯ ಕೊರತೆ ಇದೆ.
1: ಹೌದು,
0: ಓಕೆ. ಸೊ ಇಂಥ ಮಕ್ಕಳನ್ನ ಅಡ್ರೆಸ್ ಮಾಡೋಕ್ಕೆ, ಅವ್ರನ್ನ ಅವ್ರನ್ನ 1-to-1 ಕುಂತ್ಕೊಂಡು ಮಾತಾಡೋರಾಗಿರ್ಬೋದು, ಮತ್ತು ಇದಕ್ಕೆ ಇದನ್ನ ಪ್ರೇರೇಪಿಸುವಂತಹ ಮತ್ತು ಇಂತಹ ಶೈಕ್ಷಣಿಕ ವಾತಾವರಣವನ್ನು ಕಲ್ಪಿಸುವಂತಹ ವ್ಯವಸ್ಥೆನೇ ನಮ್ಮ ಗ್ರಾಮೀಣ ಮಕ್ಕಳಿಗೆ ಇಲ್ಲ ನಾನು ನೋಡ್ದಂಗೆ. ಈ ಉದ್ದೇಶದಿಂದ ಅವ್ರಿಗೆ ಈ ಕೆರಿಯರ್ ಗೈಡೆನ್ಸು ತುಂಬ ಅನಿವಾರ್ಯ ಅಂತ ನನಗನ್ಸುತ್ತೆ.
1: ಓಕೆ ಸರ್, ಅದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ, ಹೇಳಿ. ಹಲೋ. ಓಕೆ ಸರ್, ತಾವು ಹೇಳಿದ್ರಿ ಈಗ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ವೃತ್ತಿ ಮಾರ್ಗದರ್ಶನದ ಅಗತ್ಯ ಅಥವಾ ಅದರದ ಮಹತ್ವ ಏಕೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಈಗ ನಾವು ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಆ ವಿದ್ಯಾರ್ಥಿಗಳು ಯಾವ ಒಂದು ಅಂಶಗಳನ್ನು ಮುಖ್ಯವಾಗಿ ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್?
0: ಸರ್, ಯಾವುದೇ ಒಂದು ವೃತ್ತಿ, ಈಗ ವೃತ್ತಿ ಅಂತ ಬಂದರೆ ಸುಮಾರು ನಮ್ಮಲ್ಲಿ 1.5 lakh ಹೆಚ್ಚು ಡಿಫ್ರೆಂಟ್ ವೃತ್ತಿಗಳಿದೆ, ಪ್ರೊಫೆಷನ್ಸ್ ಇದೆ. ಈಗ ಟೀಚಿಂಗ್ ಒಂದು ಪ್ರೊಫೆಷನು, ಅಡ್ವೊಕೇಟ್ ಒಂದು ಪ್ರೊಫೆಷನು, ಜಡ್ಜ್ ಒಂದು ಪ್ರೊಫೆಷನು, ಪೊಲೀಸ್ ಅದು ಒಂದು ವೃತ್ತಿ. ಇದೇ ಥರ ಸಾಕಷ್ಟು, ಈಗ ಸಿಂಗಿಂಗ್ ಅದು ಕೂಡ ಒಂದು ವೃತ್ತಿನೇ. ಸೊ ಇದೇ ಥರ ಸುಮಾರು 1.5 lakh ಹೆಚ್ಚು ವೃತ್ತಿಗಳು ನಮ್ಮಲ್ಲಿದೆ. ಅದರಲ್ಲಿ ಅವನು ವೃತ್ತಿನ ಹೆಂಗ್ ಆಯ್ಕೆ ಮಾಡ್ಕೋಬೇಕಂದ್ರೆ ಅವನಲ್ಲಿ ಇರೋ ಆಸಕ್ತಿ, ಪ್ಯಾಷನ್ ಮೇಲೆ. ಈಗ ನನ್ನಲ್ಲಿ ತುಂಬಾ ನಾನು ಒಳ್ಳೆ ಗುಡ್ ಕಮ್ಯುನಿಕೇಟರು, ನಂಗಳ ಜನಗಳ ಜೊತೆ ಮಾತಾಡೋಂತ ಒಂದು ಸ್ಕಿಲ್ ಇದೆ ನನಗೆ, ಮಾತುಗಾರಿಕೆ ಚೆನ್ನಾಗಿದೆ. ಅವರು ಟೀಚಿಂಗ್ ಪ್ರೊಫೆಷನ್ಗೆ ಬರ್ಬೋದು, ಅಥವಾ ಯಾವುದು ಲಾ ಪ್ರೊಫೆಷನ್ಸ್ಗೆ ಬರ್ಬೋದು. ಕೆಲವರು ಪೀಪಲ್ ಓರಿಯೆಂಟೆಡ್, ಮಷಿನ್ ಓರಿಯೆಂಟೆಡ್ ಇರ್ತಾರೆ. ಅವ್ರಿಗೂ ಅವ್ರಿಗೆ ಜನಗಳ ಜೊತೆ ಸಂವಹನ ಇದರಲ್ಲಿ ತುಂಬ ಕಡಿಮೆ ಇರ್ತಾರೆ. ಅಂಥ ವಿದ್ಯಾರ್ಥಿಗಳು ಈ ರಿಸರ್ಚು, ಇನ್ನೋವೇಷನ್ನು ಇಂಥ ಫೀಲ್ಡ್ಗೆ ಹೋಗ್ಬೋದು. ಅಂದರೆ ಇದು ಅವರ ಒಂದು ಕೆಪಾಸಿಟಿ ಮೇಲೆ ಹೋಗುತ್ತೆ ಸರ್, ಅವರ ಆಸಕ್ತಿ ಮೇಲೆ. ಅದು ಅವರು ಒಂದು ವೃತ್ತಿನ ಆಯ್ಕೆ ಮಾಡ್ಕೋಬೇಕಾಗುತ್ತೆ.
1: ಖಂಡಿತ.
0: ಅಂದರೆ ಈಗ ಬಟ್ ನನಗೆ ಅಲ್ಲೇ ಆ ವೃತ್ತಿಗೆ ಹೋದರೆ ಈಗ ಎಲ್ಲ ವೃತ್ತಿನ ಹೆಂಗೆ ಆಯ್ಕೆ ಮಾಡ್ಕೋತಿದ್ರೆ ಅಂದರೆ ಎಲ್ರಿಗೂ ಏನು ಬೇಕು, ನನಗೆ ಒಂದು ಜಾಬ್ ಬೇಕು. ಜಾಬ್ ಎರಡೇ ಮಾನದಂಡ, ನನಗೆ ಅದು ಒಂದು ಒಳ್ಳೆ ಸಂಬಳ ಕೊಡಬೇಕು, ಮತ್ತು ಒಂದು ರೆಸ್ಪೆಕ್ಟ್ ಕೊಡಬೇಕು.
1: ಹೌದು,
0: ಇವೆರಡು ಬೇಕು ನನಗೆ. ಬರೀ ರೆಸ್ಪೆಕ್ಟ್ ಕೊಟ್ಟು ಸ್ಯಾಲ್ರಿ ಕೊಡಲಿಲ್ಲ ಅಂತಂದ್ರು ನಾನು ಕೆಲಸ ಮಾಡಲ್ಲ, ಅಥವಾ ಬರೀ ಸ್ಯಾಲ್ರಿ ಕೊಟ್ಟು ರೆಸ್ಪೆಕ್ಟ್ ಇಲ್ಲ ಅಂತಂದ್ರು ಇಲ್ಲ, ಜನಗಳ ನಿರೀಕ್ಷೆ ಆಗೇನೆ.
1: ಖಂಡಿತ ಸರ್.
0: ಅದರಲ್ಲೂ ನಮ್ಮ ಗ್ರಾಮೀಣ ಪರಿಸರದ ಒಂದು ಮನಸ್ಥಿತಿ ಹೇಗಿದೆ ಅಂದ್ರೆ, ನಮ್ಗೆ ಕೆಲಸ ಬೇಕು, ಅದರಲ್ಲೂ ಸರ್ಕಾರಿ ಕೆಲಸನೇ ಬೇಕು ಅನ್ನೋದು ಅವರ ವಾದ.
1: ಹೌದು.
0: ಆದರೆ ವಾಸ್ತವ ನಿಮ್ಗೊಂದು ಹೇಳ್ಬಿಡ್ತೀನಿ, ಈಗ ನಮ್ಮ ಇಂಡಿಯಾದಲ್ಲಿ ಇರತಕ್ಕಂಥ ಒಟ್ಟು ಸರ್ಕಾರಿ ಒಟ್ಟು ಉದ್ಯೋಗ ಪ್ರಮಾಣದಲ್ಲಿ ಸರ್ಕಾರಿ ಉದ್ಯೋಗ ಇರೋದು ಕೇವಲ 2.5% ಮಾತ್ರ. ಇನ್ನು ಸುಮಾರು 97% ಉದ್ಯೋಗ ಖಾಸಗಿ ಕ್ಷೇತ್ರದಲ್ಲಿ, ಆರ್ಗನೈಸ್ಡ್ ಮತ್ತು ಅನ್ಆರ್ಗನೈಸ್ಡ್ ಸೆಕ್ಟರ್ಲಿ, ಅಗ್ರಿಕಲ್ಚರ್ ಸೆಕ್ಟರ್ಲ್ಲಿ ಇದೆ. ಸೊ ನಾವೇನ್ ಮಾಡ್ತಾ ಇದೀವಿ, ಕೇವಲ ಕಡಿಮೆ 2.5% ಇರತಕ್ಕಂಥ ಈ ಸರ್ಕಾರಿ ಉದ್ಯೋಗಕ್ಕೆ ಹೆಚ್ಚು ಪ್ರಯತ್ನ ಪಡ್ತೀವಿ.
1: ಹೌದು.
0: ಸೊ ಈ ಮೈಂಡ್ ಸೆಟ್ ಒಬ್ಬ ಯಾಕೆ ಈಗ ನಮ್ಮ ಹಳ್ಳಿಗಳನ್ನ ನೋಡಿ ಸರ್ಕಾರಿ ಉದ್ಯೋಗಗಳಿಗೆ ಒಂದು ರೆಸ್ಪೆಕ್ಟ್ ಕೊಡೋದು, ಅವ್ರನ್ನ ಮಾತ್ರ ಎಲ್ಲೋ ಒಂದು ತುಂಬಾ ಉನ್ನತ ವಾಗಿ ಅವ್ರಿಗೆ ಗೌರವ ಕೊಟ್ಟು ಉನ್ನತ ಹಂತದಲ್ಲಿ ಇರ್ತಾರೆ.
1: ಹೌದು.
0: ಬೇರೆಯವರು ಖಾಸಗಿ ಕಂಪ್ನಿಗಳಲ್ಲಿ ಅವರು ಒಳ್ಳೆ ಉತ್ತಮ ಜೀವನ ನಡೆಸಿ ಅವರಲ್ಲಿ ಸಾಕಷ್ಟು ಬುದ್ಧಿವಂತಿಕೆ ಇದ್ರು ಸಹ ಅವ್ರಿಗೆ ಒಳ್ಳೆ ರೆಸ್ಪೆಕ್ಟ್ ಇರಲ್ಲ. ಇದು ನಮ್ಮ ಗ್ರಾಮೀಣದಲ್ಲಿ ನಿಮ್ಗೆ ಗೊತ್ತಿದೆ ನೋಡಿರ. ಸೊ ಈ ಮನಸ್ಥಿತಿ ಹೋಗ್ಬೇಕು.
1: ಹೌದು.
0: ಎಲ್ರಿಗೂ ಸರ್ಕಾರಿ ಕೆಲಸ ತಗೊಳ್ಳಿ, ಅವರೆಲ್ಲರೂ ಸರ್ಕಾರಿ ಕೆಲಸಕ್ಕೆ ಹೋಗ್ಲೇಬೇಕು ಅನ್ನೋಂತ ಒಂದು ಅನಿವಾರ್ಯತೆಯಿಂದ ಆ ಒಂದು ಮನಸ್ಥಿತಿಯಿಂದ ಹೊರಗಡೆ ಬರಬೇಕು.
1: ಖಂಡಿತ ಸರ್. ಹೌದು.
0: ಇದು ಇವತ್ತು ಇದು ವಿದ್ಯಾರ್ಥಿಗಳಿಗಿಂತ ಪೋಷಕರಿಗೆ ಈ ಜ್ಞಾನ ಬೇಕು.
1: ಹೌದು.
0: ಹಾಗಾಗಿ ವೃತ್ತಿ ಆಯ್ಕೆಯಲ್ಲಿ ಆಮೇಲೆ ವೃತ್ತಿಗೆ ಪೂರಕವಾದಂಥ ಕೋರ್ಸ್ಗಳ ಆಯ್ಕೆನಲ್ಲಿ ಫಸ್ಟು ನಾವು ಡಿಸಿಷನ್ ತಗೋಬೇಕು ಸರ್. ನಾವೊಂದು ಒಳ್ಳೆ ಕೋರ್ಸ್ನ ಮಾಡಿದ್ರೆ ಅದು ನಮ್ಗೆ ಸಾಕಷ್ಟು ವೃತ್ತಿಗಳಿಗೆ ನಮ್ಮನ್ನ ತಗೊಂಡೋಗುತ್ತೆ. ಕೆಪಾಸಿಟಿ ಇದ್ರೆ ತುಂಬ ಬೇಕಂತ ವೃತ್ತಿಗೆ ಸ್ಕಿಲ್ ಇಂಪಾರ್ಟೆಂಟು. ನಾವೊಂದು ಒಳ್ಳೆ ಕೋರ್ಸ್ ಮಾಡಿದ್ರೆ ಅಲ್ಲೆಲ್ಲ ಕಲಿತೀವಿ. ನೆಕ್ಸ್ಟು ನಾವು ಸುಮಾರು

0: ವೃತ್ತಿಗಳನ್ನ ನಾವು ಮಾಡ್ಬೋದು.
1: ಹೌದು,
0: ಹಂಗೆ ಬೇಸಿಕಲಿ ನಾವು ವಿದ್ಯಾರ್ಥಿಗಳಿಗೆ ವೃತ್ತಿಯ ಜೊತೆಗೆ ಈ ಕೋರ್ಸ್ಗಳು, ಕಾಲೇಜು, ಕಾಲೇಜಿನ ಆಯ್ಕೆ ತುಂಬ
1: ಇಂಪಾರ್ಟೆಂಟ್ ಆಗಿರುತ್ತೆ. ಹೌದು
0: ಹೌದು.
1: ಓಕೆ ಸರ್, ಈಗ ತಾವು ಹೇಳಿದ್ರಿ ಈಗ ಆಸಕ್ತಿ ಇರ್ಬೋದು, ನಾವು ಆ ಕಾಲೇಜ್ಗಳನ್ನ ನಾ ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದೆ. ಈಗ ಅದೇ ರೀತಿಗೆ ವಿದ್ಯಾರ್ಥಿಗಳಿಗೆ ತಮ್ಮ ಆಸಕ್ತಿ, ಸಾಮರ್ಥ್ಯ ಮತ್ತು ತಮ್ಮ ಕೌಶಲ್ಯವನ್ನು, ಯಾಕಂದರೆ ಕೆಲವರುಗಳು ತಮ್ಮಲ್ಲಿ ಕೌಶಲ್ಯಗಳಿರುತ್ತೆ, ಆಸಕ್ತಿ ಇರುತ್ತೆ, ಅದನ್ನು ಅವರು ಒಂದು ಹೊರ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ತಾವು ಹೇಳಿದಂಗೆ ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳಿರ್ತಾರೆ, ತುಂಬ ಕೌಶಲ್ಯವನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿರ್ತಾರೆ. ಸೊ ಇವರು ಹೇಗೆ ಈ ಒಂದು ಕೌಶಲ್ಯವನ್ನು ಅಥವಾ ಆಸಕ್ತಿಯನ್ನು ಗುರುತಿಸ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಯಾವ ಥರ ಹೋಗಿ ಗುರುತಿಸ್ಕೊಳ್ಬೋದು ಸರ್ ಅವರು?
0: ಸರ್, ಅದೇ ನಾನು ಹೇಳಿದಾಗೆ ಈಗ ಒಬ್ಬ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಈಗ ದೇವಿ ಶೆಟ್ಟಿ ಅಂತ ಒಬ್ಬರು ಫೇಮಸ್ ಡಾಕ್ಟರ್ ನಿಮಗೆಲ್ಲ ಗೊತ್ತಿದೆ, ಅವರು ಒಂದು ಹೇಳ್ತಾರೆ, ದ ರೂರಲ್ ಸ್ಟೂಡೆಂಟ್ಸ್ ಹ್ಯಾಸ್ ಮ್ಯಾಜಿಕ್ ಇನ್ ದೇರ್ ಹ್ಯಾಂಡ್ಸ್ ಅಂತ. ಅಂದರೆ ಅವರ ಪ್ರಕಾರ ಈ ಯಾರು ಗ್ರಾಮೀಣ ಪರಿಸರದಲ್ಲಿ ಬೆಳೆದು ವಿಜ್ಞಾನನ ಓದಿ ಅದರಲ್ಲೂ MBBS ಅಂತ MBBS MD ಕೋರ್ಸ್ಗಳನ್ನ ಓದಿ ಬಂದಿರ್ತಾರೋ, ಅವರು ಮೆಡಿಸಿನ್ ಫೀಲ್ಡಲ್ಲಿ ಪೇಷೆಂಟ್ನ ಕ್ಯೂರ್ ಮಾಡೋದ್ರಲ್ಲಿ, ಪೇಷೆಂಟ್ ಇಂಟ್ರಾಕ್ಟ್ ಮಾಡೋದ್ರಲ್ಲಿ ತುಂಬ ನಿಸ್ಸೀಮರು. ದೇ ಕ್ಯಾನ್ ಡೂ ಮ್ಯಾಜಿಕ್ ಇನ್ ದರ್ ಹ್ಯಾಂಡ್ಸ್ ಅಂತ ಈ ರೂರಲ್ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ತುಂಬ ಅಭಿಮಾನದಿಂದ ಒಂದು ಮಾತನ್ನ ಹೇಳ್ತಾರೆ. ಅಂದರೆ ನಾವು ಗ್ರಾಮೀಣ ಪರಿಸರದಲ್ಲಿ ಬೆಳೆದಿರೋದ್ರಿಂದ ನಾವೆಲ್ಲವನ್ನು ನೋಡಿರ್ತೀವಿ, ವಿಜ್ಞಾನ, ಈ ಕೃಷಿ, ಕೃಷಿಗೆ ನೇರವಾದ ಸಂಪರ್ಕನ ಹೊಂದಿರ್ತೀವಿ, ಅನಿಮಲ್ಸು ಎಲ್ಲವನ್ನು ನೋಡಿರ್ತೀವಿ ನಾವು. ಹಂಗಾಗಿ ಇವ್ರಿಗೆ ಬೇಗ ಎಲ್ಲವನ್ನು ಕಲಿಬೋದು ಅಂತ ಒಂದು ಕೆಪಾಸಿಟಿ ಇವರಲ್ಲಿರುತ್ತೆ.
1: ಹೌದು.
0: ಆದರೆ ಸಮಸ್ಯೆ ಏನಪ್ಪ ಅಂದರೆ ಗ್ರಾಮೀಣ ಮಟ್ಟದ ಭಾಗ ಮಕ್ಕಳಲ್ಲಿ ಒಂದು ಥರದ ಕೀಳರಿಮೆ ಇರುತ್ತೆ.
1: ಹೌದು ಸರ್. ಓಕೆ ಸರ್, ಅದ್ರ ಬಗ್ಗೆ ನಮ್ಮ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ,
2: ನನ್ನ ಹೆಸರು ವಿಜಯಕುಮಾರ್ ಅಂತ ಹೇಳಿ ನಾನು.
1: ವಿಜಯ್ ಕುಮಾರ್ ಅವರು ಉಸ್ಕೂರ್ ಹಾಡಿ ಶಾಲೆಯಿಂದ ಮಾತನಾಡ್ತಾ ಇದ್ದಾರೆ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ ವಿಜಯ್ ಕುಮಾರ್ ಅವರೇ?
2: ಸರ್, ಇಲ್ಲಿ ಒಂದರಿಂದ ಐದಕ್ಕೆ 5ನೇ ಕ್ಲಾಸ್ ಅಂಡ್ ಐತೆ ಪ್ರೈಮರಿ ಸ್ಕೂಲ್.
1: ಹಾಂ
2: ಹಾಂ. ಮುಂದಕ್ಕೆ ಮಕ್ಕಳಿಗೆ ಹೋಗಲ್ಲ, ಮಕ್ಕಳು ಮುಂದಕ್ಕೆ ಹೋಗ್ತೀವಿ ಸರ್. ಮುಂದಕ್ಕೆ ಅವ್ರು SSC ತನಕ ಹೋಗಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ನಾನೇ.
1: ಓಕೆ, ಈಗ ತಾವ್ ಹೇಳ್ತಾ ಇದ್ದೀರಾ ಒಂದ್ರಿಂದ 5ನೇ ತರಗತಿ ತನಕ ಮಾತ್ರ ಇಲ್ಲಿ ಶಾಲೆ ಇದೆ, ಮುಂದಕ್ಕೆ ಅವ್ರು SSLC ಓದೋದಕ್ಕೆ. ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ನಿಮ್ಮ ಪ್ರಶ್ನೆನ ಸರ್ಗೆ ನಾನು ಹೇಳ್ತಾ ಇದ್ದೀನಿ, ನೀವು ಹೇಳಿದ್ದು ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಸರ್. ಅದು ಈಗ ಅವ್ರದ್ದು ಪ್ರಶ್ನೆ ಏನಪ್ಪ ಅಂದ್ರೆ, ಇದು ಟ್ರೈಬಲ್ ಹಾಡಿ ಸ್ಕೂಲು, ಸೊ ಅಲ್ಲಿ 1ರಿಂದ 5ನೇ ತರಗತಿ ತನಕ ಮಾತ್ರ ಶಾಲೆ ಇದೆ. ಸೊ ಮುಂದಕ್ಕೆ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ ಅಂತ ಮಕ್ಕಳನ್ನ ಏನು ಮಾಡ್ಬೋದು ಟೀಚರ್ ಆಗಿ ಅಂತಕ್ಕಂಥ ಒಂದು ಪ್ರಶ್ನೆ ಅವ್ರದ್ದು.
0: ಸರ್, ಒಂದು ನೀವು ಅಲ್ಲಿ ಮಕ್ಕಳು 1ರಿಂದ 5ನೇ ತರಗತಿ ತನಕ ಓದಿ, 5ನೇ ತರಗತಿಯಿಂದ ನೆಕ್ಸ್ಟು ಅವರ ಮುಂದಿನ ಶಿಕ್ಷಣಕ್ಕೆ ಅವ್ರು ಹೋಗ್ತಾ ಇಲ್ಲ ಅಂತಂದರೆ ಅವರಲ್ಲಿ ಎರಡು ಕಾರಣ ಇರ್ಬೋದು. ಒಂದು, ಈ ಟ್ರೈಬಲ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ, ತಾವು ಇರುವಂಥ ಸ್ಥಳದಲ್ಲೇ ಅವ್ರಿಗೆ ಶಾಲೆ ಎಲ್ಲವೂ ಅದೇ ಪರಿಸರದಲ್ಲಿ ಸಿಗಬೇಕು ಅನ್ನೋದು ಅವರ ಮನಸ್ಥಿತಿ ಆಗಿರುತ್ತೆ. ಸೊ ಇದು ಟ್ರೈಬಲ್ ಮೈಂಡ್ ಸೆಟ್ಟು. ಸೊ ಇಂಥ ವಿದ್ಯಾರ್ಥಿಗಳಿಗೆ ಏನು ಮಾಡ್ಬೋದು, ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಟ್ರೈಬಲ್ ಸ್ಟೂಡೆಂಟ್ಸ್ಗೆ ಅಂತಲೇ ಸಾಕಷ್ಟು ರೆಸಿಡೆನ್ಸಿಯಲ್ ಸ್ಕೂಲ್ನ ಕೊಟ್ಟಿದೆ. ಈಗ ಟ್ರೈಬಲ್ ಮಕ್ಕಳಿಗೆ ಅವ್ರಿಗೆ ಶಿಕ್ಷಣಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ, ಮನೆಯಲ್ಲಿ ಆ ಥರ ಶೈಕ್ಷಣಿಕ ಪರಿಸರ ಇರಲ್ಲ. ಸೊ ಇದನ್ನು ಗಮನದಲ್ಲಿಟ್ಟುಕೊಂಡು ಇಂತಹ ವಿದ್ಯಾರ್ಥಿಗಳಿಗೋಸ್ಕರನೇ 6ನೇ ತರಗತಿಯಿಂದ ಉಚಿತ ಶಿಕ್ಷಣ, ಅವರಿಗೆ ಊಟ ವಸತಿ ಇಂದ ಹಿಡಿದು ಪ್ರತಿ ಒಂದೂ ಒಂದು ಉಚಿತ ಶಿಕ್ಷಣ ಅವ್ರಿಗೆ ಸಿಗ್ತಾ ಇದೆ. ಹಂಗಾಗಿ ನೀವೇನು ಮಾಡ್ಬೋದು ಅಂತಂದ್ರೆ, 5ನೇ ಕ್ಲಾಸ್ ಮುಗಿದ ನಂತರ 6ನೇ ಕ್ಲಾಸ್ಗೆ ಅವ್ರನ್ನ ಆ ಒಂದು ರೆಸಿಡೆನ್ಸಿಯಲ್ ಸ್ಕೂಲ್ಗೆ ಸೇರಿಸ್ಬೋದು. ರೆಸಿಡೆನ್ಸಿಯಲ್ ಸ್ಕೂಲಲ್ಲಿ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಇರುತ್ತೆ ಖಂಡಿತವಾಗ್ಲೂ. ಯಾಕಂದರೆ ಅವ್ರು ನಮ್ಮ ನೀವು ಮನೇಲೇ ಬಿಟ್ಟರೆ ಏನಾಗುತ್ತೆ ಅಂದರೆ, ಅವರು ಮನೆಯಲ್ಲಿರ್ತಕ್ಕಂಥ ಪರಿಸರ ಏನಾಗಿರುತ್ತೆ ಅಂದರೆ ಅವರ ಶಿಕ್ಷಣಕ್ಕೆ ಪೂರಕವಾಗಿರಲ್ಲ. ಈಗ ಅವ್ರ ತಂದೆ ತಾಯಿ ಪ್ರತಿದಿನ ಕೂಲಿನಲ್ಲಿ ಮಾಡಿ ಬರ್ತಾರೆ, ಮತ್ತು ಅವರು ಮದ್ಯ ವ್ಯಸನಕ್ಕೆ ಒಳಗಾಗಿರ್ತಾರೆ. ಮಕ್ಕಳು ಪ್ರತಿದಿನ ಅದನ್ನೇ ನೋಡ್ತಾ ನೋಡ್ತಾ ಎಲ್ಲೋ ಒಂದು ಕಡೆ ಅವರು ಒಂದು ಅದಕ್ಕೆ ಅಡಿಕ್ಟ್ ಆಗ್ತಾರೆ, ಆಕರ್ಷಣೆ ಹೊಂದ್ತಾರೆ. ಹಂಗಾಗಿ ಅಂಥ ವಾತಾವರಣದಿಂದ ಮಕ್ಕಳನ್ನ ಒಂದು ಶೈಕ್ಷಣಿಕ ಪರಿಸರಕ್ಕೆ ಶಿಫ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವರಲ್ಲಿ ಅವ್ರನ್ನ ನಾವು ಸಾಕಷ್ಟು ವಿದ್ಯಾವಂತರಾಗಿ ಮಾಡ್ಬೋದು. ಈ ವಿಚಾರದಲ್ಲಿ ನಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅನ್ನ ಸಾಕಷ್ಟು ಕೆಲಸ ಮಾಡಿದೆ. ಅವ್ರದ್ದು ಮೈನ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದನೆ ಈ ಟ್ರೈಬಲ್ ಪೀಪಲ್ಗೆ ಎಜುಕೇಶನ್ ಕೊಟ್ಟು ಅವ್ರನ್ನ ಸಮಾಜದ ಮುಖ್ಯ ಒಂದು ವಾಹಿನಿಗೆ ತರದೇ ಅವರ ಮುಖ್ಯ ಉದ್ದೇಶ. ಅದರಿಂದನೇ ಅದನ್ನ ವದ ಮೂಟ ಇಟ್ಕೊಂಡೇ ಅದೊಂದು ಪ್ರಾರಂಭ ಆಗಿರೋದು. ಸೊ ಇಂಥ ಸಾಕಷ್ಟು NGOಗಳು ಸಹ ಇವತ್ತು ಕೆಲಸ ಮಾಡ್ತಾ ಇದೆ. ಮತ್ತು ಇಂಥ ಟ್ರೈಬಲ್ ಆಡಿಯಿಂದ ಓದಿ ಇವತ್ತು ಅಗ್ರಿಕಲ್ಚರ್ ಸೈನ್ಸಲ್ಲಿ ಸೈಂಟಿಸ್ಟ್ಗಳು ಸಹ ಆಗಿದ್ದಾರೆ. ನಾವು ತುಂಬ ಜನ ನೋಡಿದ್ದೀವಿ, ಅವರು ಟ್ರೈಬಲ್ ಆಡಿಗನೇ ನಮ್ಮ ಹುಣಸೂರು ಭಾಗದವರು, ಶ್ರೀಕೋಟೆ ಭಾಗದವರು ಎಲ್ಲ ಸಾಕಷ್ಟು ಜನ ಓದಿದ್ದಾರೆ ಸರ್.
1: ಖಂಡಿತ.

0: ಸ್ಪೋರ್ಟ್ಸ್ ಅಲ್ಲಿ. ಈಗ ಒಬ್ರು ಇಲ್ಲಿ ಪೊನ್ನಂಪೇಟೆ ಫಾರೆಸ್ಟ್ರಿ ಕಾಲೇಜಲ್ಲಿ ಒಬ್ರು ಫಾರೆಸ್ಟ್ ನಲ್ಲಿ ಪ್ರೊಫೆಸರ್ ಸಹ ಆಗಿದ್ದಾರೆ.
1: ಹೌದು,
0: ಹಂಗಾಗಿ ಸಾಕಷ್ಟು ಉದಾಹರಣೆಗಳಿದೆ. ನೀವು ಅಂಥವ್ರನ್ನ ನೀವು ಮಾದರಿಯಾಗಿ ತಗೊಂಡು ಮಕ್ಕಳನ್ನ ಮೋಟಿವೇಟ್ ಮಾಡಿಸಿ ನೀವು ನಾವು ಬೆಳಿಬೇಕು ಸರ್.
1: ಓಕೆ ಓಕೆ ಸರ್. ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಈಗ ಮಕ್ಕಳು ಹೇಗೆ ಅಂದರೆ ಗ್ರಾಮೀಣ ವಿದ್ಯಾರ್ಥಿಗಳು ಯಾವ ಥರ ಒಂದು ಕೌಶಲ್ಯಗಳನ್ನು ಗುರುತಿಸ್ಕೊಳ್ಬೇಕು ಅನ್ನೋದ್ರೆ, ಸೊ ಅದೇ ರೀತಿಗೆ SSLC ಮತ್ತು PUC ನಂತರ ಇರತಕ್ಕಂಥ ಒಂದು ಪ್ರಮುಖ ಶಿಕ್ಷಣಗಳಿರ್ಬೋದು ಮತ್ತು ವೃತ್ತಿ ಅವಕಾಶಗಳ ಬಗ್ಗೆ ತಾವು ತಿಳಿಸ್ಬೋದು ಸರ್, ಯಾಕೆಂದರೆ SSLC ಮತ್ತು PUC ಅಂತಕ್ಕಂಥದ್ದು ಒಂದು ಮೆಟ್ಟಿಲು. ಸೊ ಈ ಸಂದರ್ಭದಲ್ಲಿ ನಾವು ಯಾವ ಥರ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ತೀವಿ, ಅದ್ರ ಮೇಲೆ ಕೂಡ ನಮ್ಮ ಒಂದು ಜೀವನ ಇರ್ಬೋದು ಅಥವಾ ನಮ್ಮ ವೃತ್ತಿ ಇರ್ಬೋದು ಎಲ್ಲ ಕೂಡ ಪ್ರಾರಂಭ ಆಗ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಹೇಗೆ ಅವರುಗಳಿಗೆ ಈ ಒಂದು ಅವಕಾಶಗಳ ಬಗ್ಗೆ ತಿಳಿಸ್ಬೋದು ಸರ್?
0: ಸರ್, SSLC ಮುಗಿದ ನಂತರ ವಿದ್ಯಾರ್ಥಿಗಳಿಗೆ ಈಗ ನಮ್ಮ ರಾಜ್ಯದಲ್ಲಿ ಸುಮಾರು ಲಾಸ್ಟ್ ಕಳೆದ ವರ್ಷದಲ್ಲಿ ಸುಮಾರು 724,794 ಜನ ವಿದ್ಯಾರ್ಥಿಗಳು ಪಾಸ್ ಆದರು. ಸೊ ಇದರಲ್ಲಿ ಕಾಮನ್ಗೆ ಅವ್ರಿಗೆ ಏನೇನು ಅವಕಾಶ ಇದೆ ಅಂತಂದ್ರೆ, ಮಾಮೂಲಿ ಒಂದು ಪ್ರೀ ಯೂನಿವರ್ಸಿಟಿ ಕೋರ್ಸ್ ಇದೆ, ಅದ್ಬಿಟ್ಟು ಡಿಪ್ಲೊಮಾ ಇದೆ, ITI ಇದೆ, ಪ್ಯಾರಾಮೆಡಿಕಲ್ ಇದೆ, ಮತ್ತೆ ಅದರ್ ಜಾಬ್ ಓರಿಯೆಂಟೆಡ್ ಡಿಪ್ಲೊಮಾ ಕೋರ್ಸ್ಗಳು, 5 ತರದ ಕೋರ್ಸ್ಗಳಿವೆ. ಇದರಲ್ಲಿ ಸುಮಾರು 95% ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗ್ತಾರೆ ಅಂದ್ರೆ PUC ಸೇರ್ತಾರೆ. ಇನ್ನು 5-10% ವಿದ್ಯಾರ್ಥಿಗಳು ಈ ITI ಡಿಪ್ಲೊಮಾ ಪ್ಯಾರಾಮೆಡಿಕಲ್ ಈ ತರದ ಕೋರ್ಸ್ಗಳಿಗೆ ಸೇರ್ತಾರೆ. ಬಟ್ ನಾನು ಸಜೆಸ್ಟ್ ಮಾಡಿದೆ ಏನಪ್ಪ ಅಂದ್ರೆ, ಈ ವಿದ್ಯಾರ್ಥಿಗಳು ಅವ್ರ ಜೀವನದಲ್ಲಿ ಏನಾದ್ರು ದೊಡ್ಡದಾಗಿ ಸಾಧನೆ ಮಾಡ್ಬೇಕು, ನಾವು ಈ ಎಂತ ಇರೋರು ನನ್ನ ಪ್ರಕಾರ ಅವರು PUC ಜಾಯಿನ್ ಆಗ್ಬೇಕು. ಈ ITI ಡಿಪ್ಲೊಮಾ ಈಗ ಕೆಲವು ವಿದ್ಯಾರ್ಥಿಗಳು ಡಿಪ್ಲೊಮಾಗೆ ಸೇರ್ತಾರೆ, ಯಾಕೆಂದ್ರೆ ಈ PUC ಸೈನ್ಸ್ ಕಷ್ಟ ಅಂದ್ಬಿಟ್ಟು ಡಿಪ್ಲೊಮಾಗೆ ಸೇರ್ತಾರೆ, ಅದು ತಪ್ಪು. ಅದು ಡಿಪ್ಲೊಮಾ ಕರಿಕುಲಮ್ ಹೇಗಿದೆ ಅಂದ್ರೆ, ಸೈನ್ಸ್ ಕರಿಕುಲಮ್ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಏನಿದೆ ಅದೇ ಡಿಪ್ಲೊಮಾದಲ್ಲೂ ಬರುತ್ತೆ. ಹಾಗಾಗಿ ಅವರು ಸೈನ್ಸ್ ಡಿಫಿಕಲ್ಟ್ ಅಂತ ಡಿಪ್ಲೊಮಾಗೆ ಸೇರೋದು ತಪ್ಪು. ಹಾಗೆ ನಾನು ಸಜೆಸ್ಟ್ ಮಾಡೋದು ಅವರು PUC ಸೇರೋದು ಬೆಸ್ಟ್. ಈ ITI ಮತ್ತೆ ಪ್ಯಾರಾಮೆಡಿಕಲ್ ಇಲ್ಲೂ ಹೋಗ್ಬೋದು, ಬಟ್ ಇಲ್ಲಿ ITI ಪ್ಯಾರಾಮೆಡಿಕಲ್ ಮತ್ತೆ ಅದರ ಜಾಬ್ ಓರಿಯೆಂಟೆಡ್ ಕೋರ್ಸ್ ಮುಗಿದ ನಂತರ ಅವರಿಗೆ ಮುಗಿಸಿದ ನಂತರ ಯಾವ್ದಾರು ಒಂದು ಕೆಲಸ ಸಿಕ್ಕೇ ಸಿಗುತ್ತೆ. ಆಮೇಲೆ ITI ಮುಗಿದ ತಕ್ಷಣ ಅವರು ಸ್ವಂತವಾಗಿ ಯಾವ್ದಾರು ಒಂದು ಕೆಲಸವನ್ನ ಪ್ರಾರಂಭ ಮಾಡಬಹುದು. ಆದ್ರೆ ಒಂದು ತಮ್ಮ ವೃತ್ತಿಯಲ್ಲಿ ತುಂಬಾ ದೊಡ್ಡ ಬದಲಾವಣೆಗಳನ್ನ ಮತ್ತೆ ಗ್ರೋತ್ ಇರಲ್ಲ ಇಲ್ಲಿ. ಆ ದೃಷ್ಟಿಯಿಂದ ನಾನು PUC ಅವ್ರನ್ನ ರೆಕಮೆಂಡ್ ಮಾಡ್ತೀನಿ. ಮತ್ತೆ PUC ನಿಮ್ಗೆ ಗೊತ್ತಿದೆ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಮೂರಿದೆ. ಬಟ್ ಈಗ ಬದಲಾದ ಶೈಕ್ಷಣಿಕ ಪರಿಸರದಲ್ಲಿ ಏನಾಗಿದೆ ಅಂದ್ರೆ, ಈಗ ಮೊದಲೆಲ್ಲ ಏನಾಗಿತ್ತು, ನಮ್ಮ ಹತ್ರ ದುಡ್ಡಿದೆ ಅಂತಂದ್ರೆ ನಮ್ಗೆ ಬೇಕಾದಂತ ಶಾಲೆಗಳನ್ನ ನಾವು ಆಯ್ಕೆ ಮಾಡ್ಕೋಬಹುದಾಗಿತ್ತು.
1: ಹೌದು.
0: ಬಟ್ ಈಗ ಏನಾಗಿದೆ ಅಂದ್ರೆ ಸರ್, SSLC ಮುಗಿಸಿದ ತಕ್ಷಣ PUC ಆದ ತಕ್ಷಣ ನೆಕ್ಸ್ಟ್ ಇಯರ್ ಎಜುಕೇಶನ್ ಹೋಗ್ಬೇಕಾದ್ರೆ ನಮ್ಮ ಇಂಡಿಯಾದಲ್ಲಿ ಏನಾಗಿದೆ, ಎಲ್ಲದಕ್ಕೂ ಎಂಟ್ರೆನ್ಸ್ ಎಕ್ಸಾಮ್ ಬಂದಿದೆ. ಸುಮಾರು 40 ಹೆಚ್ಚು ಡಿಫ್ರೆಂಟ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಇವೆ ಸರ್. ಯಾವುದೇ ಪ್ರೊಫೆಷನಲ್ ಕೋರ್ಸ್ ಹೋಗ್ಬೇಕಂತಂದ್ರೆ, ಮತ್ತೆ ನಮ್ಮ ಭಾರತದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಿಗೆ ಹೋಗ್ಬೇಕಾದ್ರೆ, ಮತ್ತೆ ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳು, ಮತ್ತೆ ನಮ್ಮ ರಾಜ್ಯದ ವಿಶ್ವವಿದ್ಯಾನಿಲಯಗಳು, ಈ ಎಲ್ಲಾ ವಿಶ್ವವಿದ್ಯಾನಿಲಯಗಳಿಗೆ ಹೋಗ್ಬೇಕಾದ್ರು ಈ ಎಂಟ್ರೆನ್ಸ್ ಎಕ್ಸಾಮ್, ಇದು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಎಡುತ್ತಾರದೇ ಇಲ್ಲನೆ.
1: ಹೌದು.
0: ಅವರು ಸ್ಟ್ರೈಟ್ ಅವೇ ಆಫ್ಟರ್ SSLC ಆರ್ಟ್ಸ್ ಸೇರ್ತಾರೆ, ಕಾಮರ್ಸ್ ಸೇರ್ತಾರೆ, ಸೈನ್ಸ್ ಸೇರ್ತಾರೆ. ಅವ್ರಿಗೆ PUC ಆದ್ಮೇಲೆ ಏನ್ ಮಾಡ್ಬೇಕು ಅದನ್ನ ಗಮನದಲ್ಲಿ ಇಟ್ಕೊಂಡು ಅವರು PU ಕೋರ್ಸ್ ನ ಪ್ಲಾನ್ ಮಾಡಲ್ಲ ಅವರು. ಈಗ ನೋಡಿ ಹೆಂಗೆ ಅಂತಂದ್ರೆ, ಈಗ PUC ನಲ್ಲಿ ಎಲ್ಲರೂ ಕಾಮರ್ಸ್ ಅಂತ ಬರೋಣ. ಕಾಮರ್ಸ್ಗೆ ನಾವು ಟ್ರೆಡಿಷನಲ್ ಆಗಿ ಹಿಸ್ಟ್ರಿ, ಎಕನಾಮಿಕ್ಸ್, ಬಿಸ್ನೆಸ್, ಅಕೌಂಟೆನ್ಸಿ ಓದ್ತೀವಿ. ಈಗ ನೋಡಿ, ಈ ಬಿಸ್ನೆಸ್ ಅಕೌಂಟೆನ್ಸಿಗೆ ಹಿಸ್ಟ್ರಿ ಪೂರಕವಾದ ಸಬ್ಜೆಕ್ಟ್ ಅಲ್ಲ.
1: ಹೌದು.
0: ಅದ್ರ ಬದಲು ನಾನು ಅವ್ರಿಗೆ ರೆಕಮೆಂಡ್ ಮಾಡೋದೇನಪ್ಪ ಅಂದ್ರೆ, ನೀವು ಬಿಸ್ನೆಸ್ ಅಕೌಂಟೆನ್ಸ್ ಜೊತೆಗೆ ಎಕನಾಮಿಕ್ಸ್ ಓದಿ, ಸ್ಟಾಟಿಸ್ಟಿಕ್ಸ್ ಓದಿ, ಕಂಪ್ಯೂಟರ್ ಸೈನ್ಸ್ ಓದಿ, ಬೇಸಿಕ್ ಮ್ಯಾಥಮೆಟಿಕ್ಸ್ ಇದೆ, ಈಗೆಲ್ಲ ಇಂತಹ ಕಾಂಬಿನೇಷನ್ಗಳು ಬಂದಿದೆ. ಸೊ ನೀವು ಟ್ರೆಡಿಷನಲ್ ಆಗಿ HEBA ಓದೋ ಬದಲು ನೀವು ಬಿಸ್ನೆಸ್, ಅಕೌಂಟೆನ್ಸಿ, ಹಿಸ್ಟ್ರಿ, ಎಕನಾಮಿಕ್ಸ್ ಮೂರು ಒಳ್ಳೆ ಸಬ್ಜೆಕ್ಟ್, ಇದ್ರ ಜೊತೆಗೆ ಒಂದು ಕಂಪ್ಯೂಟರ್ ಸೈನ್ಸ್, ಒಂದು ಸ್ಟಾಟಿಸ್ಟಿಕ್ಸ್ ಬೇಸಿಕ್ ಇದನ್ನು ತಗೊಳ್ಳಿ. ಆಮೇಲೆ ಇನ್ನು ಆರ್ಟ್ಸ್ ಓದಂತವ್ರಿಗೆ ನಾನು ರೆಕಮೆಂಡ್ ಮಾಡೋದು, ನೀವು ಆರ್ಟ್ಸ್ ನೀವು ಇಂಗ್ಲಿಷ್ ಮೀಡಿಯಂ ಓದಿ. ಮತ್ತು ಆರ್ಟ್ಸ್ ಏನಾಗಿದೆ ಅಂದ್ರೆ, ನಿಮ್ಗೊಂದು ಡೇಟಾ ಹೇಳ್ತೀನಿ ಕೇಳಿ, SSLC ಮುಗಿದ ತಕ್ಷಣ PUC ಸೇರೋ ವಿದ್ಯಾರ್ಥಿಗಳಲ್ಲಿ ನಮ್ಗೆಲ್ಲ ಮೊದಲು ಹೆಂಗಿದ್ದು, ಸೈನ್ಸ್ ತುಂಬಾ ಕಷ್ಟ, ಸೈನ್ಸ್ಗೆ ಯಾರು ಸೇರಲ್ಲ ಅಂತ ಮೈಂಡ್ ಇತ್ತು. ನಿಮ್ಗೆ ಇನ್ನೊಂದು ಡೇಟಾ ಗೊತ್ತಾ, ಈ ಲಾಸ್ಟ್ ಇಯರ್ ರಿಸಲ್ಟ್ ಅಲ್ಲಿ ನಮ್ಮ ರಾಜ್ಯದಲ್ಲಿ PUC ಪಾಸ್ ಆಗಿರೋರು ಸುಮಾರು 637,000 ಜನ ಎಕ್ಸಾಮ್ ಬರೀತಾರೆ. ಆರ್ಟ್ಸ್ ಅಲ್ಲಿ ಪಾಸ್ ಆಗಿರೋದು ಕೇವಲ 98,000 ಜನ. ಕಾಮರ್ಸ್ 182,000, ಸೈನ್ಸ್ 266,000. ಅಂದ್ರೆ ಎಷ್ಟು ಅಂತಂದ್ರೆ, ಆರ್ಟ್ಸ್ಗೆ ವಿದ್ಯಾರ್ಥಿಗಳಿಲ್ಲ. ನಿಮ್ಗೆ ಇನ್ನೂ ಒಂದು ಗೊತ್ತಿಲ್ಲ, 2024-25 ಆರ್ಟ್ಸ್ ಅಲ್ಲಿ ಪಾಸ್ ಔಟ್ ಆಗಿರೋದು ಇಡೀ ನಮ್ಮ ರಾಜ್ಯದಲ್ಲಿ ಬರೀ 81,000 ಜನ ಅಷ್ಟೇ. ಅಂದ್ರೆ ಹಿಂಗಾಗಿದೆ, ಒಬ್ಬ ವಿದ್ಯಾರ್ಥಿ ಆರ್ಟ್ಸ್ ಸೇರಿದ್ರೆ ಕಾಮರ್ಸ್ಗೆ 2, ಸೈನ್ಸ್ಗೆ 3 ಜನ. ಅತಿ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ವಿಜ್ಞಾನಕ್ಕೆ ಹೋಗ್ತಾ ಇದಾರೆ.
1: ಖಂಡಿತ. ಹೌದು.
0: ಹೆಚ್ಚು ಪದವೀಧರರು ಇವತ್ತು ವಿಜ್ಞಾನದಲ್ಲೇ ಬರ್ತಾ ಇರೋದು. ಬಟ್ ಆರ್ಟ್ಸ್ಗೆ ನನ್ನ ಪ್ರಕಾರ ಇನ್ನು 5

0: ಹಿಂಗೆ ಇದು ಫ್ರೀಜಿಂಗ್ ಅಲ್ಲಿ ಇರುತ್ತೆ. ಆರ್ಟ್ಸ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ತುಂಬ ಕಡಿಮೆ ಆಗುತ್ತೆ. ಇನ್ನು 5 ವರ್ಷ ಆದ್ಮೇಲೆ ಆರ್ಟ್ಸ್ ಪದವೀಧರರಿಗೆ ತುಂಬ ಡಿಮ್ಯಾಂಡ್ ಬರುತ್ತೆ. ಆಮೇಲೆ ಹೆಚ್ಚು ಅನ್ಎಂಪ್ಲಾಯ್ಗಳು ಸೃಷ್ಟಿಯಾಗೋದು ಎಲ್ಲೇಪ್ಪ ಅಂದರೆ ಈ ಒಂದು ವಿಜ್ಞಾನ ಪದವೀಧರರು. ಯಾಕಂದರೆ ಕಳೆದ 10 ವರ್ಷಗಳಿಂದ ಈ ಟ್ರೆಂಡ್ ಏನಾಗಿದೆ ಅಂದರೆ, ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಒಂದು ಥರದ ಪ್ರೆಸ್ಟೀಜ್ ಇದೆ, ಇಂಜಿನಿಯರಿಂಗು ಡಾಕ್ಟರ್ ಓದೋದ್ರ ಮಾತ್ರ ಜೀವನ ಇದೆ, ಸೈನ್ಸ್ ಓದೋರು ಮಾತ್ರ ಬುದ್ಧಿವಂತರು, ಆರ್ಟ್ಸ್ ಓದೋರಿಗೆ ಕೆಲಸ ಸಿಗಲ್ಲ, ಈ ಥರ ಒಂದು ಪೂರ್ವಗ್ರಹ ಪೀಡಿತರಾಗಿದ್ದಾರೆ. ಕಾಲ್ ಅಟೆಂಡ್ ಮಾಡೋಣ. ಸೊ ಈ ಥರದ ಪೂರ್ವಗ್ರಹ ಪೀಡಿತರಾಗಿ ಏನಾಗಿದೆ ನೋಡಿ, ಈ ಥರ ನಮ್ಮಲ್ಲಿ ಒಂದು ಇಂಬ್ಯಾಲೆನ್ಸ್ ಆಗಿ ಇವತ್ತು ಎಷ್ಟೋ ಕಡೆ ಆರ್ಟ್ಸ್ ಕ್ಲೋಸ್ ಆಗ್ತಾ ಇದೆ. ಆರ್ಟ್ಸ್ ಕಾಲೇಜ್ಗಳು ಆರ್ಟ್ಸ್ಗೆ ವಿದ್ಯಾರ್ಥಿಗಳು ಹೋಗ್ತಾ ಇಲ್ಲ ಅಂದ್ರೆ ಈ ಪ್ರೆಜುಡಿಸ್ನ ಅಂದ್ರೆ ಇದು ಯಾಕೆ ಆಗ್ತಾ ಇದೆ ಅಂತಂದ್ರೆ, ಅವ್ರಿಗೆ ಹೇಳ್ದಲ್ಲ ಸರ್ ಸ್ಕೋಪ್ ಅನ್ನೋ ಒಂದು, ಈಗ ಸೈನ್ಸ್ ಮಾಡಿದ ಸ್ಕೋಪ್ ಇದೆ, ಆರ್ಟ್ಸ್ ಸ್ಕೋಪ್ ಇಲ್ಲ ಅಂತ. ನನ್ನ ಪ್ರಕಾರ ಇದಕ್ಕೆ ನಿಮ್ದು ನೆಕ್ಸ್ಟ್ ಪ್ರಶ್ನೆ ಇದೆ, ಈ ಸ್ಕೋಪ್ ಅನ್ನೋದು ಡಿಪೆಂಡ್ ಆಗೋದು ಕೋರ್ಸ್ ಮೇಲೆ ಸರ್, ಸ್ಟೂಡೆಂಟ್ ಇಂದ ಡಿಪೆಂಡ್ ಆಗೋದು. ಅವನು ಒಂದು ಕೋರ್ಸ್ ನ ಎಷ್ಟು ಪರಿಣಾಮಕಾರಿಯಾಗಿ ಅವನು ಅಧ್ಯಯನ ಮಾಡ್ತಾನೆ ಅದ್ರ ಮೇಲೆ ಸ್ಕೋಪ್ ನಿಂತಿರುತ್ತೆ ಹೊರತು ಆ ಕೋರ್ಸ್ ಮೇಲೆ ಸ್ಕೋಪ್ ನಿಂತಿರಲ್ಲ.
1: ಖಂಡಿತ ಸರ್. ಹೌದು,
0: ಈ ಕನ್ನಡ ಲಿಟ್ರೇಚರ್ ಓದೋರು IAS IPS ಎಕ್ಸಾಮ್ಗಳನ್ನ ಪಾಸ್ ಮಾಡಿದ್ದಾರೆ. ಹಂಗಾಗಿ ಎಲ್ಲವೂ ಸ್ಕೋಪು ಡಿಪೆಂಡ್ ಆಗ ಎಲ್ಲಾ ಸಬ್ಜೆಕ್ಟ್ಗಳಿಗೂ ಸ್ಕೋಪ್ ಇದೆ. ಅದ್ರ ವಿದ್ಯಾರ್ಥಿ ಅದನ್ನ ಚೆನ್ನಾಗಿ ಓದ್ಬೇಕಷ್ಟೇ. ಈಗ MBBS ಓದಿ ಅನ್ಎಂಪ್ಲಾಯ್ಗಳಾಗಿರೋರಿದ್ದಾರೆ, BSc ನರ್ಸಿಂಗ್ ಮಾಡಿ, BSc ಅಗ್ರಿಕಲ್ಚರ್ ಮಾಡಿ, ಈವನ್ ಇಂಜಿನಿಯರಿಂಗ್ ನಿಮ್ಗೆ ಗೊತ್ತಿರಲಿ, ಇವತ್ತು ಅತ್ಯಂತ ಇಂಜಿನಿಯರಿಂಗ್ ನಾವೇನು ದೊಡ್ಡ ಪದವಿ ಅಂತ ಕರಿತೀವಿ, ಇವತ್ತು ಇಂಜಿನಿಯರಿಂಗ್ ಮಾಡಿರೋರಲ್ಲಿ ಸುಮಾರು 60% ವಿದ್ಯಾರ್ಥಿಗಳಿಗೆ ಸೊ ಜಾಬ್ ಸ್ಕಿಲ್ಸೇ ಇಲ್ಲ.
1: ಹೌದು,
0: ಆ ಒಂದು ಪರ್ಟಿಕ್ಯುಲರ್ ಸ್ಟ್ರೀಮಲ್ಲಿ ಜಾಬ್ ತಗೊಳ್ತಕ್ಕಂಥ ಅರ್ಹತೆನೇ ಅವ್ರಿಗಿಲ್ಲ. ಅವರೆಲ್ಲ 15,000-20,000 ಬೆಂಗಳೂರಿನಂಥ ಒಂದು MNC ಕಂಪನೀಸ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮೂರುಗಳಲ್ಲೇ ಕೂಲಿಗೆ ಹೋದ್ರೆ 500-600 ಸಂಬಳ ಸಿಗುತ್ತೆ, ತಿಂಗಳಿಗೆ 18,000 ಆಯಿತು. ಸೊ ಅವರು ಸೂಟು ನಮ್ಮ ಅಲ್ಲಿ ಸೂಟು ಬೂಟ್ ಹಾಕೊಂಡು ಅವರು 18,000 ತಗೋತಾ ಇದ್ದಾರೆ. ದಟ್ ಇಸ್ ದ ಡಿಫ್ರೆನ್ಸ್. ಸೊ ಈ ತರ ಸನ್ನಿವೇಶಕ್ಕೆ ನಾವು ಇವತ್ತು ಬಂದು ನಿಂತಿದ್ದೀವಿ ಸರ್.
1: ಖಂಡಿತ.
0: ಆಮೇಲೆ ನಮ್ದು ವಿಷಯ ಏನಪ್ಪ ಅಂದ್ರೆ ಇನ್ನೊಂದು ಪ್ರಮುಖವಾದ ವಿಚಾರ, ಎಲ್ಲ ಪೋಷಕರು ಒಂದು ಅರ್ಥ ಮಾಡ್ಕೋಬೇಕಾರಪ್ಪ ಅಂದ್ರೆ, ನಾನು ಒಂದು ಪಾಯಿಂಟ್ ಹೇಳಿದ್ನಲ್ಲ ಸರ್, ಈ PUC ಆದ ನಂತರ ಇದೆಯಲ್ಲ, ನಮ್ಗೆ ಬೇಕಾದಂತ ಕೋರ್ಸ್ ಮತ್ತೆ ಕಾಲೇಜನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಕೆಲವು ಕೋರ್ಸ್ ಮತ್ತೆ ಕಾಲೇಜನ್ನ ನಾವು ಆಯ್ಕೆ ಮಾಡ್ಕೊಳಕಾಗಲ್ಲ. ಎಂಟ್ರೆನ್ಸ್ ಎಕ್ಸಾಮ್ಸ್ ಮುಖ್ಯ ಸರ್, ಎಲ್ಲದಕ್ಕೂ ಇವತ್ತು ಎಂಟ್ರೆನ್ಸ್ ಎಕ್ಸಾಮ್ ಬಂದಿದೆ. ಯಾವ್ದಕ್ಕೆ ಅಂದ್ರೆ, ನೀವು ಉದಾಹರಣೆಗೆ ಯಾವುದೇ ಪ್ರೊಫೆಷನಲ್ ಕೋರ್ಸ್, ಈಗ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, BSc ನರ್ಸಿಂಗು, ಮತ್ತೆ ವಾಟ್ BSc ನರ್ಸಿಂಗ್ ಇರ್ಬೋದು, ಆಮೇಲೆ ಸೆಂಟ್ರಲ್ ಯೂನಿವರ್ಸಿಟೀಸ್ ಹೋಗುದು, ಎಲ್ಲದಕ್ಕೂ ಇವತ್ತು ಎಂಟ್ರೆನ್ಸ್ ಎಕ್ಸಾಮ್ಸ್ ಇದೆ.
1: ಓಕೆ ಸರ್, ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ.
2: ಹಲೋ.
1: ಹಾ, ನಮಸ್ತೆ, ತಮ್ಮ ಹೆಸರು?
2: ನಾಗರಾಜ್ ಅಂತ, ಮಾಗುಳಿಂದ ಮಾತಾಡ್ತೀನಿ.
1: ಹಾ ನಾಗರಾಜ್ ಅವ್ರು ಹೇಳಿ, ಇವತ್ತು ವೃತ್ತಿ ಮಾರ್ಗದರ್ಶನದ ಬಗ್ಗೆ ಮಾತನಾಡ್ತಾ ಇದ್ದಾರೆ.
2: ವೃತ್ತಿಪರ ಶಿಕ್ಷಣಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಗ್ರಾಮೀಣ ಮಕ್ಕಳು ದಾರಿ ತಪ್ಪತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು?
0: ಸರ್, ಅದು ಹೌದು, ಸತ್ಯ ಅದು. ಈಗ ವೃತ್ತಿಪರ ಮಾರ್ಗದರ್ಶನ ಇಲ್ಲದೆ ದಾರಿ ತಪ್ಪತಾ ಇರೋದು ಸತ್ಯ ಅಂತ ನಿಮಗೆ ಗೊತ್ತಾದ್ಮೇಲೆ ಅದಕ್ಕೆ ಪೋಷಕರಾಗಿ ಮತ್ತೆ ಅಲ್ಲಿನ ಒಂದು ಶಾಲೆ ಮತ್ತೆ ಅಲ್ಲಿನ ಶಾಲೆನಲ್ಲಿ ಒಂದು ಒಂದು ಸಮಿತಿನೂ ಇರುತ್ತೆ. ಅವರೆಲ್ಲ ಏನ್ ಮಾಡ್ತಾ ಇದಾರೆ ಸರ್, ಈಗ ನಾವೆಲ್ಲ ಸೇರಿ ಮಕ್ಕಳಿಗೆ ಏನಾದ್ರು ಮಾಡ್ಲೇಬೇಕಲ್ವ ಸರ್. ಸೊ ಹಾಗಾಗಿ ಇದನ್ನ ಅರಿವು ಮೂಡಿಸಕ್ಕಂತ ಕೆಲಸವನ್ನ ನಾವು ಮಾಡಬೇಕು. ಈಗ ಪ್ರತಿ ವರ್ಷ ಒಂದು ಊರಿನಲ್ಲಿ ಈ ಥರ ಒಂದು ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಗಳನ್ನ ಇದಕ್ಕೆ ಸಂಬಂಧಪಟ್ಟಂಥ ಸಂಪನ್ಮೂಲಗಳ ವ್ಯಕ್ತಿಗಳನ್ನ ಕರೆದು ಸೊ ಪೋಷಕರು ಮತ್ತು ಈ ವೃತ್ತಿ ಮಾರ್ಗದರ್ಶನ ಅನ್ನೋದು ಸರ್ ನಾವು ಅಂತೀವಿ ಇದು ವಿದ್ಯಾರ್ಥಿಗಳಿಗಿಂತ ಪೋಷಕರಿಗೆ ಬೇಕು ಸರ್. ಯಾಕೆಂದರೆ ನಾನು ನನ್ನ ಮಗ ಇವತ್ತು 5ನೇ ಕ್ಲಾಸ್ ಓದ್ತಾ ಇದ್ದಾನೆ, 6ನೇ ಕ್ಲಾಸ್ ಓದ್ತಾ ಇದ್ದಾನೆ, ಇನ್ನು 5 ವರ್ಷ ಆದಮೇಲೆ SLC ಮುಗಿಯುತ್ತೆ, ಇನ್ನು 7 ವರ್ಷ ಆದಮೇಲೆ, ಇನ್ನು ಅದಾದಮೇಲೆ 2 ಇಯರ್ಸ್ಗೆ PUC ಮುಗಿಯುತ್ತೆ, ಇದು ಮುಗಿದಾದ್ಮೇಲೆ ಯಾವ ಸಂಸ್ಥೆಗೆ ನಾವು ಸೇರಿಸ್ಬೇಕು, ಆ ಸಂಸ್ಥೆಗೆ ಸೇರಿಸಿದಾಗ ಅವನಿಗೆ ಹಾಸ್ಟೆಲ್ ವ್ಯವಸ್ಥೆ ಹೆಂಗೆ ಮಾಡಬೇಕು, ಮತ್ತು ಇದಕ್ಕೆ ಬೇಕಾದಂತಹ ಹಣಕಾಸು ವ್ಯವಸ್ಥೆನ ನಾನು ಹೇಗೆ ಮಾಡ್ಕೋಬೇಕು ಅಂತ ಒಂದು ನಮ್ಮ ಮಕ್ಕಳ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಭವಿಷ್ಯದ ರೂಪುರೇಷೆ ಪೋಷಕರಲ್ಲಿ ಇಲ್ಲ ಸರ್ ಇವತ್ತು, ಅದು ದೊಡ್ಡ ಸಮಸ್ಯೆ.
2: ಪಾಪ ಹಳ್ಳಿಯಲ್ಲಿ ಇರ್ತಾರೆ, ಅವ್ರಿಗೆ ಏನು ಗೊತ್ತಾಗಲ್ಲ, ಮಾರ್ಗದರ್ಶನ ಅವ್ರಿಗೂ ಮಾರ್ಗದರ್ಶನ ಬೇಕು ಸರ್. ಅವ್ರು ಹಳ್ಳಿ ಇರ್ತಾರೆ, ಸೈನ್ಸ್ ಯಾವ್ದು ಆರ್ಟ್ ಯಾವ್ದು ಅನ್ನೋದೇ ಗೊತ್ತಿರಲ್ಲ ಪಾಪ.
0: ಹೌದು ಸರ್, ಹೌದು,
2: ಈಗ ಬೇರೆ ಏನು ಹೇಳ್ತಾರೆ ಅದು ಒಪ್ಪತ್ತಾರ, ಅವ್ರು
0: ಒಪ್ಕೊಬಿಡ್ತಾರೆ. ಆಮೇಲೆ ನಾ ಹೇಳ್ದಲ್ಲ ಸರ್, ಈಗ ಮಕ್ಳು ಹೆಂಗಿದೆ ಅಂದ್ರೆ ಅವರು ಎಷ್ಟು 15-16 ವಯಸ್ಸಲ್ಲಿ ಇರ್ತಾರೆ, ಅವ್ರಿಗೆ ನಿರ್ಧಾರ ತಗೊಳಕ್ಕಾಗಲ್ಲ, ಎಲ್ಲ ನಾವು ಮಕ್ಕಳ ಮೇಲೆ ಬಿಡೋಕ್ಕಾಗೋದಿಲ್ಲ. ಈಗ ಮಕ್ಕಳಿಗೆ ನಿರ್ಧಾರ ತಗೋತವೆ ಅಂತಂದ್ರೆ, ಈಗ ನಾವು ಹೇಳ್ದಲ್ಲ ಅವ್ರ ಫ್ರೆಂಡ್ಸ್ಗಳೆಲ್ಲ ಎಲ್ಲೋ ಒಂದು ಕಡೆ ಕಾಲೇಜ್ ಸೇರ್ತಾ ಇರ್ತಾರೆ, ಇವರು ಹೋಗಿ ಆ ಕಾಲೇಜ್ಗೆ ಸೇರ್ಕೊಳ್ಳೋದು, ಮತ್ತೆ ಈ ಥರ ಅವ್ರದ್ದು ನಿರ್ಧಾರಗಳು ಹೆಂಗಿರ್ತವೆ ಅಂತಂದ್ರೆ ಅವ್ರಿಗೆ ಮೆಚುರಿಟಿ ಇರಲ್ಲ. ಅವ್ರಿಗೆ ನಾವು ತಿಳಿ ಹೇಳ್ಬೇಕು, ನಿನ್ಗೆ ಈ ಥರ ನಿನ್ನ ಬುದ್ಧಿವಂತಿಕೆ ಈ ಥರ ಇದೆ, ನೀನು ಈ ವಿಷಯದಲ್ಲಿ ಬುದ್ಧಿವಂತ ಇದೆಯಾ, ಹಾಗಾಗಿ ನೀನು

0: ಈ ಒಂದು ಕೋರ್ಸ್ ನ ಮಾಡಿದ್ರೆ ಇನ್ನು ಸಕ್ಸಸ್ ಆಯ್ತೆ ಅಂತ ಆ ಮಕ್ಕಳಿಗೆ ತಿಳಿಯೇಳುವಂತಹ ಕೆಲಸವನ್ನ ಪ್ರಮುಖವಾಗಿ ಶಿಕ್ಷಕರು ಮತ್ತೆ ಪೋಷಕರು ಇಬ್ರು ಸಹ ಕೂಡಿ ಮಾಡ್ಬೇಕು ಸರ್. ಈ ತರ ಶೈಕ್ಷಣಿಕ ಪರಿಸರವನ್ನ ನಾವು ಸೃಷ್ಟಿ ಮಾಡಿಲ್ಲ ಅಂತ ಏನಾಗುತ್ತೆ, ನಮ್ಮ ಮಕ್ಕಳು ಓದ್ತಾರೆ ಕೊನೆಗೆ ಒಂದು ಪ್ರಾಪರ್ ಡೈರೆಕ್ಷನ್ ಇಲ್ಲ, ಇಲ್ದಾನೆ ಅವರು ಯಾವುದೋ ಒಂದು ಕೋರ್ಸ್ಗೆ ಸೇರಿ ನಮ್ಗೆ ಅನ್ಎಂಪ್ಲಾಯ್ ಆಗಲಿ ಪುನಃ ಪೋಷಕರಿಗೆ ಹೊರೆ ಆಗ್ತಕ್ಕಂಥ ಸನ್ನಿವೇಶ ಇವತ್ತು ಸಾಕಷ್ಟು ನಾವು ನಮ್ಮ ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇದೀವಿ.
1: ಮಾಧ್ಯಮಗಳಲ್ಲಿ ಅವರು ತಿಳ್ಕೊಳ್ಳಕ ಬೇಕಾದಷ್ಟು ಚಾನಲ್ಗಳಿವೆ ಸರ್. ಅವರು ಏನೇನು ಯಾವ್ಯಾವ ರೀತಿ ಆರಿಸ್ಕೋಬೇಕು ಅವರ ಇಚ್ಛೆಗನುಸಾರವಾಗಿ ಮಾಡ್ಕೋಬಹುದು. ಅವರು ಈಗ ಮೊನ್ನೆ ಪೊಲೀಸ್ ಕಾನ್ಸ್ಟೇಬಲ್ ಇದು ಹುದ್ದೆಗ ಪಿ ಮಾಡಿದವರು ಪಿ ಎಚ್ ಡಿ ಮಾಡಿದವರು ಎಲ್ಲ ಬರ್ತಿದ್ದಾರೆ ಸರ್. ಅದೇ ಬಹಳ ವಿಷಾದವಾಗಿದೆ. ಬೇಕಾಗಿರೋದೆ SSC ಪಿ ಯು ಸಿ ಕ್ವಾಲಿಫಿಕೇಶನ್, MSc ಪಿ ಎಚ್ ಡಿ ಮಾಡಿದವರೆಲ್ಲ ಇಂಜಿನಿಯರಿಂಗ್ ಎಲ್ಲ ಸಾಕಷ್ಟು ಜನ ಬಂದಿದೆ ಅಂತ ಹೇಳಿದೆ.
0: ಹೌದೌದು. ಸೊ ಈಗ ಪೋಷಕರಾಗಿ ನೀವಿದ್ದ ಅನಲಿಸ್ ಇದು ಯಾಕೆ ಹಿಂಗೆ ಆಗ್ತಾ ಇದೆ, ನಮ್ಮ ಮಕ್ಕಳಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿದರೆ? ಯಾಕಂದ್ರೆ ನೋಡಿ, ಈಗ ಬಿ ಇ ಗ್ರಾಜ್ಯುವೇಟು ಪಿ ಎಚ್ ಡಿ ಗ್ರಾಜ್ಯುವೇಟು ಅವನ ಉದ್ದೇಶ ಅವನು ಪೊಲೀಸ್ ಆಗಬೇಕನ್ನೋ ಉದ್ದೇಶದಿಂದ ಅವನು ಇಂಜಿನಿಯರಿಂಗ್ ಸೇರಿಲ್ಲ, ಅವನು ಪೊಲೀಸ್ ಆಗಬೇಕನ್ನೋ ಉದ್ದೇಶದಿಂದ ಅವನು ಮಾಸ್ಟರ್ ಡಿಗ್ರಿ ಮಾಡಿ ಪಿ ಎಚ್ ಡಿ ಮಾಡಿಲ್ಲ, ಅವನ ಉದ್ದೇಶನೇ ಬೇರೆ. ಅವನು ಇಂಜಿನಿಯರಿಂಗ್ ಅಂತಂದರೆ ಅವನು ಇಂಜಿನಿಯರಿಂಗ್ ರಿಲೇಟೆಡ್, ಉದಾಹರಣೆಗೆ ಯಾವುದು ಸಿವಿಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಕಂಪ್ಯೂಟರ್ ಸೈನ್ಸು, ಇದರನ್ನಲ್ಲೇ ಸಾಕಷ್ಟು ದೊಡ್ಡ ದೊಡ್ಡ ಸಂಬಳವನ್ನು ಕೊಡ್ತಕ್ಕಂಥ ಉದ್ಯೋಗಗಳಿದೆ. ಸೊ ಅವನು ಅದಕ್ಕೆ ಫೋಕಸ್ ಮಾಡಿದವನು ಇಲ್ಲಿಗೆ ಯಾಕೆ ಬರ್ತಾ ಇದ್ದಾನೆ ಅಂತಂದರೆ, ಅವನು ಓದ್ತಕ್ಕಂಥ ಇಂಜಿನಿಯರಿಂಗ್ ಸ್ಟ್ರೀಮ್ನ ಅವನು ಸರಿಯಾಗಿ ಅಭ್ಯಾಸ ಮಾಡದಿರೋದ್ರಿಂದ ಸೊ ಅವನಿಗೆ ಅಲ್ಲಿ ಇನ್ಸೆಕ್ಯೂರಿಟಿ ಫೀಲ್ ಆಗಿದೆ. ಸೊ ಈ ಕೋರ್ಸಿಂದ ನಾನು ಉದ್ಯೋಗವನ್ನು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಇನ್ಸೆಕ್ಯೂರಿಟಿ, ಮತ್ತೆ ಅವನಿಗೆ ಕಾನ್ಫಿಡೆನ್ಸ್ ಇಲ್ಲದಿರಿಂದ ಏನು ಮಾಡ್ತಾ ಇದ್ದಾರೆ, ಅವರು ಈ ಕಡೆ ಮುಖ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಾವು ಇದು ಪ್ರಾರಂಭದಲ್ಲಿ ಆಗ್ಬೇಕು ಸರ್. ಇದು ನಾವು ಈಗ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಒಂದು ಗಾದೆ ಮಾತು ಇದೆಯಲ್ಲ ಸರ್, ಆ ಥರ ನಾವು ಅವ್ರಿಗೆ ಈಗ ಪಿ ಯು ಸಿ ಡಿಗ್ರಿನಲ್ಲಿ ಅವ್ರಿಗೆ ಈ ಕೆರಿಯರ್ ಗೈಡೆನ್ಸ್ ಮಾಡಬಾರ್ದು. ಈಗ ನೀವೇ ನೋಡಿ, ಒಬ್ಬ ಡಿಗ್ರಿ ಓದ್ತಾ ಇರೋನು, ಒಬ್ಬ ಮಾಸ್ಟರ್ ಡಿಗ್ರಿ ಓದ್ತಾ ಇರೋನು, ನಾನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ಲಿ ಮಕ್ಕಳು ಇದ್ದಾರೆ ಅಂತಂದರೆ ಅದು ಇಟ್ಸ್ ಅ ಫೇಲ್ಯೂರ್ ಆಫ್ ಅವರ್ ಸಿಸ್ಟಮ್. ಅವನಿಗೆ ಆ ಥರ ಕನ್ಫ್ಯೂಷನೇ ಬರಬಾರ್ದು. ಯಾಕಂದ್ರೆ ಕಳೆದ ಒಬ್ಬ ಹುಡುಗ ಪದವಿ ಅಂತಂದರೆ ಅವನು 12-13 ವರ್ಷ ಶೈಕ್ಷಣಿಕ ಪರಿಸರದಲ್ಲಿ ಅವನು ಓದಿರ್ತಾನೆ. ಸೊ ಆ ಒಂದು ಶಿಕ್ಷಣ ಅವನಿಗೆ ಏನು ತಂದುಕೊಡ್ತು? ಅವನು 600-600 ಮಾರ್ಕ್ಸ್ ತೆಗೆದಿರ್ಬೋದು, 100-100 ತೆಗೆದಿರ್ಬೋದು, ಆದರೆ ಒಂದು ಸ್ವಂತ ನಿರ್ಧಾರವನ್ನು ತಗೊಳ್ತಕ್ಕಂಥ ಸಾಮರ್ಥ್ಯ, ಶಕ್ತಿ, ಮನೋಬಲ ನಮ್ಮ ಮಕ್ಕಳಲ್ಲಿ ಇಲ್ಲ ಅಂತಂದರೆ ಸೊ ನಾವು ಯೋಚನೆ ಮಾಡಬೇಕಾಗಿರೋದು ನಾವು ಎಂಥ ಒಂದು ಶೈಕ್ಷಣಿಕ ಪರಿಸರವನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ. ಸೊ ಇದನ್ನು ನಾವು ತುಂಬ ಗಂಭೀರವಾಗಿ ಆಲೋಚನೆ ಮಾಡಬೇಕು.
1: ಅವರು ಓದ್ದವರು ಒಳ್ಳೆ ಪರಿಸರಕ್ಕೂ ಒಂದು ಪಟ್ಟಣ ಇದಕ್ಕೂ ಮಾಡಲ್ಲ, ಎಡಬಿಡಂಗಿ ಆಗಿ ಬಹಳ ತ್ರಿಶಂಕವಾಗಿರ್ತಾರೆ ಸರ್ ಕೆಲವರೆಲ್ಲ. ಬಹಳ ಸಮಾಜದಲ್ಲಿ ಅವರು ಮುಂದುವರಿಬೇಕಾದ್ರೆ ಬಹಳ ಕಷ್ಟವಾಯ್ತು ಅಂತ.
0: ಹೌದು.
2: ಬೇರೆ ಪ್ರಶ್ನೆ ಇತ್ತ ನಾಗರಾಜ್ ಅವರೇ?
1: ಓಕೆ,
2: ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈಗ SSLC ಪಿ ಯು ಸಿ ನಂತರ ನಾವು ಹೇಗೆ ಯಾವ ಥರ ಒಂದು ವೃತ್ತಿ ಇರ್ಬೋದು ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರಿ. ಈಗ ಅದೇ ರೀತಿ ಈ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ವೃತ್ತಿ ಆಯ್ಕೆ ಕುರಿತಿರ್ತಕ್ಕಂಥ ಒಂದು ತಪ್ಪು ಕಲ್ಪನೆಗಳು ಯಾವ್ಯಾವ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್?
0: ಸರ್, ವೃತ್ತಿ ಆಯ್ಕೆಯ ತಪ್ಪು ಕಲ್ಪನೆಗಳು ಅನ್ನೋದಕ್ಕಿಂತ ನಾನು ಫಸ್ಟ್ ಹೇಳ್ದಲ್ಲ, ನಾನು ಯಾವ ವೃತ್ತಿನ ನಾನು ಮಾಡಬೇಕು ಅನ್ನೋದೇ ಅವ್ರು ಡಿಫೈನ್ ಆಗಿರಲ್ಲ. ಅದು ತಪ್ಪು ಕಲ್ಪನೆ ಅನ್ನಕ್ಕಿಂತ ಈಗ ಮಕ್ಕಳು ಏನಾಗಿದ್ದಾರೆ, ನನಗೆ ಯಾವ್ದಾದ್ರು ಕೆಲಸ ಸಿಕ್ಕರೆ ಸಾಕು, ನಿಮಗೆ ಸಂಬಳ ಬಂದರೆ ಸಾಕು ಅನ್ನೋ ಒಂದು ಲೆವೆಲ್ಗೆ ಮಕ್ಕಳು ಯೋಚನೆ ಮಾಡ್ತಾಯಿದ್ದಾರೆ. ಸೊ ಸ್ಪೆಸಿಫಿಕ್ ಆಗಿ ಈಗ ನಾವು ಮಕ್ಕಳಿಗೆ ಏನಾಗಿ, ನಾವು ನಮ್ಮ ಡಿಗ್ರಿನಲ್ಲಿ ನಮ್ಮ ಕಾಲೇಜಲ್ಲಿ 3,500 ಜನ ಸ್ಟೂಡೆಂಟ್ಸ್ ಇರ್ತಾರೆ. ನಾವು ಅವ್ರಿಗೆ BSc ಅಡ್ಮಿಷನ್ ಆದ ತಕ್ಷಣ ಒಂದು ಪ್ರಶ್ನೆ ಕೇಳ್ತೀನಿ, ನೀವು BSc ನೀವು ಚೂಸ್ ಮಾಡ್ಕೊಂಡಿರೋದ ಅಥವಾ ನೀವು BSc ಬೈ ಚಾನ್ಸ್ ಬಂದಿರೋದ ಅಂತ? ಆರ್ ಯು ಎಂಟರ್ಡ್ BSc ಬೈ ಚಾನ್ಸ್ ಆರ್ ಯು ಚೂಸ್ BSc ಅಂತ? ಬೈ ಚಾನ್ಸ್ ಅಂದರೆ ನಾವು ಏನೋ ಬೇರೆ ಮಾಡಬೇಕಾಗಿತ್ತು, ಅಲ್ಲೆಲ್ಲೋ ಸಿಗಲಿಲ್ಲ, ಅದಕ್ಕೆ BSc ಬಂದಿದ್ದೀವಿ. ಆ ಥರದವ್ರು ಇರ್ತಾರೆ ಸುಮಾರು 90% ಮಕ್ಕಳು. ಅವ್ರಿಗೆ ಇಂಜಿನಿಯರಿಂಗು, ಮೆಡಿಕಲು, ಫಾರ್ಮಸಿ, ನರ್ಸಿಂಗ್ ಸಿಗದೇ ಇವತ್ತು ಬೇಸಿಕ್ ಸೈನ್ಸ್ ಬರ್ತಾ ಇದ್ದಾರೆ ಕೇಳ್ತಾ ಇರ್ತೀವಿ ನಾವು. ಈ ಯಾಕೆಂದರೆ ಈಗ ಪ್ರಿಪೇರ್ಡ್ನೆಸ್ ಅಂತ ಕರಿತೀವಿ, ಸಿದ್ಧತೆ, ಒಂದು ಮಾನಸಿಕ ಸಿದ್ಧತೆ ಇರಬೇಕು. ಮತ್ತು ಇನ್ನೊಂದು, ಈ ಶೈಕ್ಷಣಿಕ ಪರಿಸರವನ್ನು ಅವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರೋದ್ರಿಂದ ಅವ್ರು ಏನಾಗ್ತಾರೆ, ಫೇಲ್ಯೂರ್ ಆಗ್ತಾ ಇದ್ದಾರೆ.
2: ಹೌದು.
0: ಓಕೆ, ಈಗ ವೃತ್ತಿ ಆಯ್ಕೆ ಅಂತ ನಾನು ಹೇಳ್ದಲ್ಲ, ವೃತ್ತಿ ಅನ್ನೋದು ಯಾರ ಮೇಲೆ ಇರುತ್ತೆ ಅಂದರೆ ಅವನ ಆಪ್ಟಿಟ್ಯೂಡ್ ಮೇಲೆ, ಅವನ ಪರ್ಸ್ನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಅವನ ಪ್ಯಾಷನ್ ಏನು. ಈಗ ಒಬ್ಬ ವಿದ್ಯಾರ್ಥಿ ಬಂದು ನಾನು ಏನು ವೃತ್ತಿ ಮಾಡ್ತೆ ಅಂತ ನಾನು ಕೇಳಿದಾಗ ನಾನು ಅವನು ಆನ್ಸರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅವನ ಕೆಪಾಸಿಟಿ ಏನು, ಅವ್ನ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು. ಈಗ ಸ್ವಾಟ್ ಅನಾಲಿಸ್ ಅಂತ ಕರಿತೀವಿ, ಓಕೆ, ಸ್ಟ್ರೆಂತು, ವೀಕ್ನೆಸ್ಸು, ಅಪಾರ್ಚುನಿಟಿ.

0: ಥ್ರೆಟ್ ಅದು ಇಂಡಿವಿಜುವಲ್ಲಿ ಡಿಫರೆನ್ಸ್ ಇರುತ್ತೆ. ಅವನು ಅನಾಲಿಸಿಸ್ ಮಾಡಬೇಕು, ನನ್ನ ಸ್ಟ್ರೆಂತ್ ಏನು, ನಾನು ಯಾವ ಕ್ಷೇತ್ರಕ್ಕೆ ಹೋದ್ರೆ ನಾನು ಸಕ್ಸಸ್ ಆಗ್ಬೋದು, ನನ್ನ ಕೆಪಾಸಿಟಿ ಏನು, ನನ್ನ ಸ್ಕಿಲ್ಲು ಕೆಪಾಸಿಟಿಗೆ ಮತ್ತೆ ಈ ವೃತ್ತಿಗೆ ಒಂದಕ್ಕೊಂದು ಪೂರಕವಾಗಿದೆಯಾ. ಈಗ ಎಷ್ಟೋ ಜನ ಹೇಳ್ದಲ್ಲ ಅವ್ರಿಗೆ ಕಮ್ಯುನಿಕೇಶನ್ ಗ್ಯಾಪ್ ಇರುತ್ತೆ, ದೇ ನಾಟ್ ಗುಡ್ ಸ್ಪೀಕರ್. ಓಕೆ, ಅವರು ಜನಗಳ ಜೊತೆ ಮಾತಾಡಾಗಿರ್ಬೋದು ಕಮ್ಯುನಿಕೇಶನ್ ಅಲ್ಲಿ ತುಂಬಾ ಪೂರ್ ಇರ್ತಾರೆ. ಬಟ್ ಅಂತವ್ರನ್ನ ಟೀಚಿಂಗ್ ಫೀಲ್ಡ್ ಬಂದ ಅವ್ರು ಸರ್ವೈವ್ ಆಗ್ತಾರ? ಅಲ್ಲಿ ಸರ್ವೈವ್ ಆಗಲ್ಲ, ಅಲ್ಲಿ ಫೇಲ್ಯೂರ್ ಆಗ್ತಾನೆ ಅವನು. ಹಂಗಂತ ಅವನು ದಡ್ಡ ಅಂತಲ್ಲ, ಅವನು ಬೇರೆ ಏನೋ ಕ್ಷೇತ್ರ ಇರುತ್ತೆ. ಸೊ ಅದನ್ನ ಗುರುತಿಸ್ಕೋಬೇಕು ಅವನು,
1: ಖಂಡಿತ
0: ನಾನು ಈ ಕ್ಷೇತ್ರಕ್ಕೆ ಫಿಟ್ ಇಲ್ಲ, ಹಂಗಾಗಿ ನಾನು ಬೇರೆ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ. ಸೊ ಅವ್ರ ಪ್ರಶ್ನೆಗಳು ಕೇಳ್ಕೋಬೇಕಲ್ಲಿ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಒಂದು ದೊಡ್ಡ ಕೊರತೆ ಏನಪ್ಪಾ ಅಂದ್ರೆ, ಈಗ ನಾನು ನಮ್ದು ಇಲ್ಲಿ ಈಗ ಸರ್ಗುರುಲೊಂದು ಪಿ ಯು ಕಾಲೇಜ್ ಆಗಿದೆ, ಸೈನ್ಸ್. ನಮ್ಮ ಕೋಟೆಯಲ್ಲಿ ಸೈನ್ಸ್ ಕಾಲೇಜ್ಗಳು ಒಂದಷ್ಟು ಆಗಿದೆ. ನಮ್ಮ ಕೋಟೆ ತಾಲೂಕಿನ ಮಕ್ಕಳು, ಎಸ್ಪೆಷಲ್ ನಮ್ಮ ಮೈಸೂರು ಜಿಲ್ಲೆ ಮಕ್ಕಳು, ಗ್ರಾಮೀಣ ಭಾಗದ ಮಕ್ಕಳು ನೋಡ್ತೀನಲ್ಲ, ಇವರೆಲ್ಲರೂ ಒಂದು ಕಾಮನ್ ಪ್ಯಾಟರ್ನ್ ಇದೆ. ಎಲ್ಲ ಗ್ರಾಮೀಣ ಮಕ್ಕಳಲ್ಲಿ ಒಂದು ಕಾಮನ್ ಪ್ಯಾಟರ್ನ್ ಆಫ್ ಚೂಸಿಂಗ್ ಅ ಕೋರ್ಸ್ ಇದೆ. ಏನು, ಪಿ ಯು ಸಿ ಆರ್ಟ್ಸ್ ಆಯ್ತಾ, ನೆಕ್ಸ್ಟು ಬಿ ಎ, ಪಿ ಯು ಸಿ ಕಾಮರ್ಸ್ ಆಯ್ತಾ, ನೆಕ್ಸ್ಟು ಬಿ ಕಾಮ್, ಪಿ ಯು ಸಿ ಸೈನ್ಸ್ ಆಯ್ತಾ, ನೆಕ್ಸ್ಟು ಬಿ ಎಸ್ ಸಿ. ಇದೇ ಕಾಮನ್ ಪ್ಯಾಟರ್ನಲ್ಲಿ ನಾವು ಸುಮಾರು ಯಾವಾಗ ಶಿಕ್ಷಣದಲ್ಲಿ ಜಾಗೃತಿ ಬಂದು ಇವರೆಲ್ಲ, ಆಮೇಲೆ ಎಲ್ಲ ಇವರೆಲ್ಲ ಫಸ್ಟ್ ಜನ್ರೇಷನೇ. ಸುಮಾರು ಬಹುತೇಕ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು 80% ಮಕ್ಕಳು ಫಸ್ಟ್ ಜನರೇಷನ್ ಲರ್ನರ್ಸೇ. ಇಲ್ಲಿ ಯಾರು ಸೆಕೆಂಡ್ ಜನರೇಷನ್ ತುಂಬ ಕಡಿಮೆ, ಸೆಕೆಂಡ್ ಆ್ಯಂಡ್ ಥರ್ಡ್ ಜನರೇಷನ್ ಅಂತೂ ಇಲ್ವೇ ಇಲ್ಲ ಬಿಡಿ. ಸೊ ಇವರಲ್ಲಿ ಏನಾಗಿದೆ ಅಂದ್ರೆ ಒಂದು ಕಾಮನ್ ಪ್ಯಾಟರ್ನ್ ಇದೆ. ಇದನ್ನ ಬ್ರೇಕೇ ಮಾಡಲ್ಲ ಇವರು. ಇದ್ಯಾಕೆ ಬ್ರೇಕ್ ಮಾಡ್ಬೇಕಂದ್ರೆ ಮಾಹಿತಿ ಕೊಡ್ತಾ ಇದೆ.
1: ಹೌದು,
0: ಈಗ ನೋಡಿ ಒಬ್ಬ ವಿದ್ಯಾರ್ಥಿ, ಈಗ ಉದಾಹರಣೆಗೆ ಒಬ್ಬ ಆರ್ಟ್ಸ್ ಮಾಡೋ ವಿದ್ಯಾರ್ಥಿ ನೋಡಿ, ಅವನು ಮನ್ಸು ಪಟ್ರೆ ಪಿ ಯು ಸಿ ಆದ ತಕ್ಷಣ ಅವನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಹೋಗಿ ಡಿಫೆನ್ಸ್ ಅಲ್ಲಿ ಅವನು ಲೆಫ್ಟಿನೆಂಟ್ ಆಗಿ ಸೆಲೆಕ್ಟ್ ಆಗ್ಬೋದು ಪಿ ಯು ಸಿ ಆದ ತಕ್ಷಣ. ಆಮೇಲೆ ಅವನು ಪಿ ಯು ಸಿ ಆತನ ಡೈರೆಕ್ಟ್ ಆಗಿ ಸೆಂಟ್ರಲ್ ಯೂನಿವರ್ಸಿಟಿಗೆ ಮಾಸ್ಟರ್ಸ್ ಡಿಗ್ರಿ ಮಾಡಬಹುದು, ಇಂಟಿಗ್ರೇಟೆಡ್ 5 ವರ್ಷ ಡಿಗ್ರಿಗೆ ಹೋಗ್ಬೋದು. ಅವನು ಪಿ ಯು ಸಿ ಆದ ತಕ್ಷಣ ಸೆಂಟ್ರಲ್ ಯೂನಿವರ್ಸಿಟಿ ಅಥವಾ ಎಂ ಎ ಇನ್ ಇಂಗ್ಲಿಷ್, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಮಾಡಬಹುದು. ಒಬ್ಬ ಪಿ ಯು ಸಿ ಆರ್ಟ್ಸ್ ಆದ ವಿದ್ಯಾರ್ಥಿ, ಸರಿ, ಪಿ ಯು ಸಿ ಕಾಮರ್ಸ್ ವಿದ್ಯಾರ್ಥಿ, ಅವನು ಪಿ ಯು ಸಿ ಆದ ತಕ್ಷಣ ಐ ಎ ಎಂ ಅಲ್ಲಿ ಅವನು ಎಂ ಬಿ ಎ ಮಾಡಬಹುದು 5 ಇಯರ್ಸ್. ನೋಡಿ, ಪಿ ಯು ಸಿ ಆದ ತಕ್ಷಣ ಆ ಥರದ ಅವಕಾಶಗಳಿದೆ. ಆಮೇಲೆ ಒಬ್ಬ ಪಿ ಯು ಸಿ ವಿದ್ಯಾರ್ಥಿ ಸೈನ್ಸ್ ಮುಗಿದ ತಕ್ಷಣ ಅವನು ಟ್ರೆಡಿಷನಲ್ ಆಗಿ ಇಂಜಿನಿಯರಿಂಗ್ ಮೆಡಿಕಲ್ ಬದಲು ಅವನು ಇಸ್ರೋದಲ್ಲಿ ಏವಿಯೇಷನ್ ಇಂಜಿನಿಯರಿಂಗ್ ಮಾಡ್ಬೋದು, ಐ ಐ ಟಿನಲ್ಲಿ ಬಿ ಟೆಕ್ ಕೋರ್ಸ್ಗಳನ್ನ ಮಾಡ್ಬೋದು, ಸೆಂಟ್ರಲ್ ಯೂನಿವರ್ಸಿಟಿಗಳಿಗೆ ಹೋಗ್ಬೋದು. ಸೊ ಅಂದರೆ ಇಲ್ಲಿ ಅವರು ಸರಿಯಾಗಿ ಆಫ್ಟರ್ ಪಿ ಯು ಸಿ ಒಬ್ಬ ವಿದ್ಯಾರ್ಥಿಗೆ ಒಂದು ಒಳ್ಳೆ ಕೋರ್ಸ್ ಮತ್ತು ಒಂದು ಒಳ್ಳೆ ಕಾಲೇಜ್ ಎರಡೂ ಇಲ್ಲಿ ಬೇಕಾಗುತ್ತೆ ಸರ್.
1: ಖಂಡಿತ ಸರ್.
0: ಯಾಕಂದರೆ ಒಳ್ಳೆ ಕಾಲೇಜ್ ಯಾಕೆ, ಇವತ್ತಿನ ಜಾಬ್ ಮಾರ್ಕ್ ಉದ್ಯೋಗ ಮಾರುಕಟ್ಟೆ ಹೆಂಗಿದೆ ಅಂದರೆ, ನಿಮಗೆ ಕೆಲಸ ಹೆಂಗೆ ಕೊಡುತ್ತೆ ಅಂದರೆ, ನೀವು ಯಾವ ಇನ್ಸ್ಟಿಟ್ಯೂಟ್ ಪ್ರಾಡಕ್ಟು ನೀವು ಅದ್ರ ಮೇಲೆ ಆಗುತ್ತೆ.
1: ಹೌದು,
0: ಈಗ ಒಂದು ಉದಾಹರಣೆಗೆ ನಮ್ಮಲ್ಲಿ ಲಾ ಇದೆ, ಈಗ ಪಿ ಯು ಸಿ ಆದಮೇಲೆ ನಾವು ಲಾನ ನಮ್ಮಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಲೆವೆಲ್ ಲಾ ಕಾಲೇಜ್ ಇದೆ, ಮತ್ತು ರಾಷ್ಟ್ರೀಯ ಕಾನೂನು ಶಾಲೆಗಳು ಅಂತ ನಮ್ಮಲ್ಲಿದೆ. ಈ ರಾಷ್ಟ್ರೀಯ ಕಾನೂನು ಶಾಲೆಗಳು, ಉದಾಹರಣೆಗೆ ಬೆಂಗಳೂರು ನ್ಯಾಷನಲ್ ಲಾ ಸ್ಕೂಲ್ ಇದೆ, ಏಷ್ಯಾದಲ್ಲೇ ಒನ್ ಆಫ್ ದ ಬೆಸ್ಟ್ ಲಾ ಕಾಲೇಜ್ ಇನ್ ಏಷ್ಯಾದು. ಸೊ ಪಿ ಯು ಸಿ ಆದ್ಮೇಲೆ ಅಲ್ಲೂ ಲಾ ಮಾಡ್ಬೋದು. ಈಗ ಅಲ್ಲಿ ಲಾ ಮಾಡೋದ್ರಿಂದ ಏನು ಲಾಭ ಅಂತಂದ್ರೆ, ಈಗ ಒಬ್ಬ ಎನ್ ಎಲ್ ಯು ನ್ಯಾಷನಲ್ ಲಾ ಸ್ಕೂಲ್ ಬೆಂಗಳೂರಲ್ಲಿ ಲಾ 5 ವರ್ಷದ ಲಾ ಪ್ರೋಗ್ರಾಮ್ ಪಿ ಯು ಸಿ ಆದ್ಮೇಲೆ ಅಲ್ಲಿಗೆ ಜಾಯ್ನ್ ಆದರೆ, ನೋಡಿ ಅಲ್ಲಿ ಕಲ್ಲಿಗೆ ಮುಗಿಸಿದ ತಕ್ಷಣ ಅವನು ಮಿನಿಮಮ್ ಒಂದು 20-25 ಲಕ್ಷ ಮಿನಿಮಮ್ ಪ್ಯಾಕೇಜ್ ಇದೆ. ಮತ್ತು ಇಂಥ ಲಾ ಸ್ಕೂಲಲ್ಲಿ ಡಿಗ್ರಿ ಮಾಡಿ ಹೊರಗಡೆ ಬರ್ತಾರಲ್ಲ, ಇವ್ರು ಯಾರೂ ಯಾವುದು ಗೌರ್ಮೆಂಟ್ ಕೆಲ್ಸಕ್ಕೂ ಹೋಗಲ್ಲ, ಪ್ರೈವೇಟ್ ಕೆಲ್ಸಕ್ಕೂ ಹೋಗಲ್ಲ, ಅವರೇ ಓನ್ ಸ್ಟಾರ್ಟ್ಅಪ್ ಮಾಡ್ತಾರೆ, ಲೀಗಲ್ ಕನ್ಸಲ್ಟೆನ್ಸಿಗಳನ್ನ ಓಪನ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಸ್ಕಿಲ್ಲು ಕೆಪಾಸಿಟಿ ಅವ್ನಿಗೆ ಎಲ್ಲಿ ಸಿಗುತ್ತೆ ಆ ಇನ್ಸ್ಟಿಟ್ಯೂಟಲ್ಲಿ ಸಿಗುತ್ತೆ. ಹಾಗಾಗಿ ಇನ್ಸ್ಟಿಟ್ಯೂಷನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್.
1: ಹೌದು,
0: ಅವನು ಯಾವ ಒಂದು ಶೈಕ್ಷಣಿಕ ಪರಿಸರದಲ್ಲಿ ಬೆಳೀತಾನೆ, ಸೊ ನೇಚರ್ ಆ್ಯಂಡ್ ನರ್ಚರ್ ಅಂತ ಒಂದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಯಾಕೆ ಇದನ್ನ ಒಂದು ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ ನೋಡಿ, ಯಾಕೆ ಅಲ್ಲಿ ವಿದ್ಯಾರ್ಥಿಗಳು ಇಂಥ ಸಂಸ್ಥೆಗಳಿಗೆ ಹೋಗ್ಬೇಕು ಅಂತಂದರೆ, ಈಗ ನಾವು ನಾರ್ಮಲ್ ಲಾ ಕಾಲೇಜು ಅಲ್ಲಿಗೂ ಏನು ಡಿಫ್ರೆನ್ಸ್ ಅಂದರೆ, ಈಗ ಒಬ್ಬ ನಾರ್ಮಲ್ ಲಾ ಕಾಲೇಜ್ 5 ವರ್ಷ ಇದೆ, ಅಲ್ಲೂ 5 ವರ್ಷ ಕೋರ್ಸ್ ಇದೆ.
1: ಹೌದು,
0: ಈಗ ನಾರ್ಮಲ್ ಲಾ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿ ಇಂಟರ್ನ್ಶಿಪ್ನ 5ನೇ ವರ್ಷದ ಕೊನೆಯ 3 ತಿಂಗಳಲ್ಲಿ ಅವನಿಗೊಂದು ಇಂಟರ್ನ್ಶಿಪ್ ಇರುತ್ತೆ. ಬಟ್ ಇಲ್ಲಿ ನೀವು ಎನ್ ಎಲ್ ಯು ನ್ಯಾಷನಲ್ ಲಾ ಸ್ಕೂಲ್ಗಳಲ್ಲಿ ಅವನು ಫಸ್ಟ್ ಸೆಮ್ಮಿಂದನೇ ಇಂಟರ್ನ್ಶಿಪ್ ಇರುತ್ತೆ. ಅವನಿಗೆ ಬೆಳಗ್ಗೆ 9 ರಿಂದ 1 ಗಂಟೆ ಕ್ಲಾಸ್ ಮುಗಿದ್ರೆ ಮಧ್ಯಾಹ್ನ 2 ಗಂಟೆ ಮೇಲೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅಂಡ್ರಲ್ಲಿ ಇಂಟರ್ನ್ಶಿಪ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ವರ್ಷ? 5 ವರ್ಷ ಇಂಟರ್ನ್ಶಿಪ್ ಇರುತ್ತೆ ಅವನಿಗೆ. 50% ಈಸ್ ಗೋಯಿಂಗ್ ಟು ಸ್ಪೆಂಡ್ ದ ಟೈಮ್ ವಿತ್ ದ ರಿನೌಂಡ್ ಅಡ್ವೊಕೇಟ್ಸ್. ಸೊ ಯು ಜಸ್ಟ್ ಇಮ್ಯಾಜಿನ್ ದ ಕೆಪಾಸಿಟಿ ಅವನಿಗೂ. ಮತ್ತೆ ನಮ್ಮ ನಾರ್ಮಲ್ ಲಾ ಕಾಲೇಜ್ ಇಬ್ಬರು ನಾವು ಪೈಪಟ್ಬಿಟ್ರೆ ಯಾರು ವಿನ್ ಆಗ್ತಾರೆ? ಹಾಗಾಗಿ ನನ್ನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮೊದಲನೇ ಪ್ರಯತ್ನ ಆಫ್ಟರ್ ಪಿ ಯು ಸಿ ಒಳ್ಳೆ ನೀವು ಯಾವ್ದಾದ್ರು ಕೋರ್ಸ್ಗೆ ಹೋಗಿ. ನೀವು ಬಿ ಎನೆ ಮಾಡಿ ಸೆಂಟ್ರಲ್ ಯೂನಿವರ್ಸಿಟಿ ಬಿ ಎ ಮಾಡಿ, ನೀವು ಬಿ ಕಾಮ್ನೇ ಮಾಡ್ಬೇಕಾ ಸೆಂಟ್ರಲ್ ಯೂನಿವರ್ಸಿಟಿಗೆ ಹೋಗಿ. ನಿಮ್ಮ MBA ಮಾಡ್ಬೇಕು.

0: ಎಂ ಎ ಮಾಡ್ಬೇಕು ನಿಮ್ಗೆ ಎಲ್ಲ ಈ ತರ ಶೈಕ್ಷಣಿಕ ನಮ್ಮಲ್ಲಿ 171 ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತಿದೆ, ಪ್ರತಿಷ್ಠಿತ ಸಂಸ್ಥೆಗಳು. ಈ ಸಂಸ್ಥೆಗಳಿಂದ ಭಾರತದಲ್ಲಿ ಪ್ರತಿ ವರ್ಷ 125,000 ಪದವೀಧರರು ಹೊರಗಡೆ ಬರ್ತಾ ಇದ್ದಾರೆ. ಈ 125,000 ಪದವೀಧರಲ್ಲಿರಲ್ಲ, ಬಹುತೇಕ ಐ ಎ ಎಸ್ ನ ಪಾಸ್ ಮಾಡೋ ಅಂತವ್ರು ಇಂಥ ಸಂಸ್ಥೆಯಲ್ಲಿ ಬಂದವ್ರೆ. ನೀವು ನೋಡಿ ಪ್ರತಿ ವರ್ಷ ಐ ಎ ಎಸ್ ಕಾಲಾದಾಗ ಹೆಚ್ಚು ಐ ಎ ಎಸ್ ನ ಪಾಸ್ ಮಾಡೋರು ಇಂಥ ಸಂಸ್ಥೆ ವಿದ್ಯಾರ್ಥಿಗಳೇ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ
2: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ
2: ಸರ್? ನನ್ನ ಹೆಸರು ದೊಡ್ಡಸಿದ್ನ ಚಿತ್ನ.
1: ದೊಡ್ಡಸಿದ್ನ ಎಕ್ರೆ, ಹಾ ಹೇಳಿ. ಇವತ್ತು
2: ಸಮಾಜ ಸೇವಕ
1: ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಇವತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು
2: ಸರ್. ಈಗ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಗೆ ಶಿಕ್ಷಣ ಮಾಧ್ಯಮ ಮತ್ತು ಆರೋಗ್ಯ ಮಾಧ್ಯಮ ಮತ್ತು ಆರ್ಥಿಕತೆಯ ಬೆಳವಣಿಗೆ ಪೂರಕ ಚೈತನ್ಯವನ್ನ ಈಗ ಸಂವಿಧಾನಾತ್ಮಕವಾಗಿ ಯಾರು ಮಾಡಿದ್ದಾರೆ. ಆದ್ರೆ ಮಾಧ್ಯಮಕ್ಕೆ ಅವರು ಅನುದಾನ ಬಳಕೆಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವ ಒಂದು ಪ್ರವೃತ್ತಿಯನ್ನು ಗ್ರಾಮ ಪಂಚಾಯತಿಗಳು ಬಳಸ್ಕೋತಾ ಇಲ್ಲ. ಅವ್ರು ಏನ್ ಮಾಡ್ತಾರೆ, ಯಾವುದೇ ಶಿಕ್ಷಣ ಮಾಧ್ಯಮದ ಅಮೌಂಟ್ ಇರೋದು ಯಾವುದೋ ಒಂದು ಬಿಲ್ಡಿಂಗ್ ಬಣ್ಣ ಹೊಡೆದ್ಬಿಟ್ಟು ಆಗೋಯ್ತು ಅಂತ ಅಮೌಂಟ್ ಡ್ರಾ ಮಾಡ್ಬಿಡ್ತಾರೆ ಗ್ರಾಮ ಪಂಚಾಯತಿ ಸದಸ್ಯರು. ಈ ರೀತಿ ಪ್ರವೃತ್ತಿಯಿಂದ ಶಿಕ್ಷಣ ಮಾಧ್ಯಮ ಡೆವಲಪ್ ಆಗಲ್ಲ. ಆದ್ರಿಂದ ನಾನು ಗ್ರಾಮ ಪಂಚಾಯತಿಗೆ ಒಂದು ಮನವರಿಕೆಯನ್ನ ತಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ ಸಾಹೇಬ್ರೆ, ತಾವು ಒಂದು ಸಲಹೆಯನ್ನ ಅವ್ರಿಗೆ ಕೊಡಬೇಕು ಅಂತ ಮನವಿಯನ್ನ ಮಾಡ್ತಾ, ಶಿಕ್ಷಣ ಮಾಧ್ಯಮಕ್ಕೆ ಮಕ್ಕಳಿಗೆ ಬುಕ್ ಇರ್ಬೋದು, ಬೈಲ್ಸ್ ಇರ್ಬೋದು, ಈ ತರ ಮಾಧ್ಯಮಗಳ ಪುಸ್ತಕ ಮತ್ತು ಕೆಲವು ಸಲಕರಣೆಗಳಿರ್ಬೋದು ಸ್ಕೂಲ್ಗೆ, ಇಂಥ ವಸ್ತುಗಳನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶಿಕ್ಷಣ ಮಾಧ್ಯಮಕ್ಕೆ 4% ಅಮೌಂಟ್ ಅನ್ನ ತೆಗೆದುಕೊಡೋದ್ರಿಂದ ಶಿಕ್ಷಣ ಮಾಧ್ಯಮ ತುಂಬಾ ಪ್ರಗತಿ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆಯನ್ನ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ
1: ಇದ್ದೀನಿ.
2: ಅದೇ ತಮ್ಮ ಇಂಥ ಒಂದು ಅನುದಾನ ಬರ್ತಾ ಇದ್ರು ಅದು ದುರ್ಬಳಕೆ ಆಗ್ತಾ ಇದೆ. ಇದನ್ನ ಶಿಕ್ಷಣಕ್ಕೆ ಮಕ್ಕಳಿಗೆ ಪ್ರವೃತ್ತಿಗಾಗಿ ಬೆಳೆಸಿದ್ರೆ ಅದು ಶಿಕ್ಷಣ ಮಾಧ್ಯಮ ಪ್ರಗತಿಪೂರ್ಣವಾಗುತ್ತೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅಂತ ನನ್ನ ಒಂದು ಅನಿಸಿಕೆ.
1: ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ದೊಡ್ಡಸಿದ್ ನಾಯಕರೆ
0: ಸರ್, ದೊಡ್ಡಸಿದ್ ನಾಯಕ್ ಸರ್ ನಮಸ್ತೆ. ನಿಮ್ಮ ಕಾಳಜಿ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಸರ್, ಗ್ರಾಮ ಪಂಚಾಯತಿಗಳ ಉದ್ದೇಶ ಕೇವಲ ಆ ಒಂದು ಗ್ರಾಮದ ಮೂಲ ಸೌಕರ್ಯಗಳನ್ನ ಡೆವಲಪ್ ಮಾಡೋದಲ್ಲ, ಶಿಕ್ಷಣಕ್ಕೂ ಸಹ ಅವರು ಫಂಡ್ನ ಕೊಡ್ಬೋದು ಅಂತ ಪ್ರಾವಿಷನ್ ಇದೆ. ಈಗ ಆ ಒಂದು ಸುತ್ತಮುತ್ತಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಒಳ್ಳೆ ಉನ್ನತ ಸಂಸ್ಥೆಗಳಲ್ಲಿ ಹೋದ್ರೆ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡುವಂಥ ಯೋಜನೆ ಇರ್ಬೋದು, ಅಥವಾ ಅವರಿಗೆ ಒಂದು ಪ್ರೋತ್ಸಾಹಧನವಾಗಿ ಅವರ ಸ್ಕೂಲ್ ಕಾಲೇಜ್ ಫೀಸ್ ಕಟ್ಟಲಿಕ್ಕೆ ನೇರವಾಗಿ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಸಾಕಷ್ಟು ಪ್ರಾವಿಷನ್ನು ಗ್ರಾಮ ಪಂಚಾಯತಿನಲ್ಲಿ ಇದೆ. ಆದರೆ ಇದು ಹೆಚ್ಚಿನ ಅಂಶ ಇದು ರಾಜಕೀಯ ಹಿತಾಸಕ್ತಿನ ಹೊಂದಿರುತ್ತೆ. ಆ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಸೊ ಇವರ ವಿವೇಚನೆಗೆ ಇದು ಬಿಟ್ಟಿರುತ್ತೆ. ಸೊ ಇದನ್ನು ನಾವು ಹೆಚ್ಚಿನ ಮಟ್ಟದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ಹಣಕಾಸಿನ ಸಹಾಯವನ್ನು ಮಾಡಬೇಕು ಅಂತಂದರೆ, ಇದು ನಾ ಹೇಳ್ದಂಗೆ ಅಲ್ಲಿನ ಗ್ರಾಮ ಪಂಚಾಯತಿಯ ಸದಸ್ಯರು ಮತ್ತು ಅಧ್ಯಕ್ಷರು ಇವರ ಇಚ್ಛಾಶಕ್ತಿಯಲ್ಲಿ ಪ್ರಮುಖವಾಗುತ್ತೆ. ಸೊ ನಾವು ಕಾನೂನು ಮುಖಾಂತರನೂ ಇದನ್ನು ಪಡ್ಕೋಬೋದು, ಬಟ್ ಇದು ಹೆಂಗಾಗಬೇಕಂದ್ರೆ ಇದು ಒಂಥರ ಕಲೆಕ್ಟಿವ್ ಎಫರ್ಟ್ ಆಗಬೇಕು ಇದು. ಸೊ ಒಬ್ಬರೇ ನಾವು ವಾಯ್ಸ್ ರೈಸ್ ಮಾಡೋದ್ರಿಂದ ಆಗಲ್ಲ, ಇದು ಎಲ್ಲರೂ ಸಮುದಾಯದವರು. ಈಗ ನಾನು ಹೇಳ್ದಲ್ಲ, ನೀವೇನು ಮಾಡ್ಬೋದು, ಇದನ್ನು ಒಂದು ಕ್ಯಾಂಪೇನ್ ಥರ ಮಾಡ್ಬೋದು. ನಮ್ಮ ಈಗ ಉದಾಹರಣೆಗೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮದ ಮಕ್ಕಳಿಗೆ ನೀವು ಮೊದಲು ಮುಂಚಿತವಾಗಿ ನೀವು ನಿಮ್ಮ ಶಿಕ್ಷಣದಲ್ಲಿ ಓದಿ ಅತ್ಯುತ್ತಮ ಅಂಕಗಳನ್ನ ಗಳಿಸಿ ಉನ್ನತ ವ್ಯಾಸಂಗಕ್ಕೆ ನೀವು ಜಾಯಿನ್ ಆದರೆ ನಮ್ಮ ಗ್ರಾಮ ಪಂಚಾಯತಿಯಿಂದ ನಿಮಗೆ ಇಷ್ಟು ಸಹಾಯಧನ ಕೊಡ್ತೀವಿ ಅಂತ ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲ ಪಂಚಾಯತಿ ಪ್ರತಿನಿಧಿಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಇದಾಗುತ್ತೆ.
2: ತಮ್ಮ ಸಲಹೆಯನ್ನ ಶಿಕ್ಷಣ ಮಾಧ್ಯಮದ ಜೀವಾಗ ಹೇಳೋ ಮುಖಾಂತರ ಏನಾದ್ರೂ ಒಂಚೂರು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆಯನ್ನ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ
0: ಇದ್ದೀನಿ. ಖಂಡಿತ ಸರ್, ಪ್ರಯತ್ನ ಪಡ್ತೀವಿ ಸರ್. ಥ್ಯಾಂಕ್ ಯು,
1: ಧನ್ಯವಾದಗಳು ದೊಡ್ಡಸಿದ್ ನಾಯ್ಕ ಕರೆ ಮಾಡಿದ್ದಕ್ಕೆ.
2: ಆಯ್ತು, ತುಂಬಾ ಕೃತಜ್ಞತೆಗಳು ಸರ್.
1: ಓಕೆ ಸರ್, ಓಕೆ ಸರ್. ಈಗ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತಾ ಇದ್ರಿ, ಏನೋ ವೃತ್ತಿ

0: ಮಾರ್ಗದರ್ಶನ ಸಂಬಂಧಪಟ್ಟಂತೆ ಗ್ರಾಮೀಣ ಮಕ್ಕಳು ಇಲ್ಲಿ ಇಡಿರ್ತಾ ಇದ್ದಾರೆ, ಯಾವ ಥರ ಒಂದು ಅಪರ್ಚುನಿಟಿಗಳನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರಿ. ಈಗ ಅದೇ ರೀತಿ ಈಗ ಈ ಒಂದು ಡಿಜಿಟಲ್ ತಂತ್ರಜ್ಞಾನ ಮತ್ತು ಈ ಒಂದು ಕೃತಕ ಬುದ್ಧಿಮತ್ತೆ ಅಂದರೆ AI ಯುಗದಲ್ಲಿ ಈ ಒಂದು ಹೊಸ ವೃತ್ತಿ ಅವಕಾಶಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದಾ ಸರ್?
1: ಹೌದು ಸರ್, ಸರ್ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ವೆಲ್ಕಮ್ ಮಾಡಬೇಕು. ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ, ಇದು ನಮ್ಮ ಉದ್ಯೋಗಗಳನ್ನ ಕಸಿದುಕೊಳ್ಳುತ್ತೆ ಅನ್ನೋ ಒಂದು ಭಯವನ್ನು ವ್ಯಕ್ತಪಡಿಸಬಾರ್ದು. ಅದು
0: ಹೌದು,
1: ಯಾಕೆಂದ್ರೆ ನೀವೇ ನೋಡಿ, ಈಗ ಒಂದು 30-35 ವರ್ಷಗಳಿಂದ ನಮಗೆ ಕಂಪ್ಯೂಟರ್ ಬಂತು. ಕಂಪ್ಯೂಟರ್ ಬಂದಾಗಲೂ ಸಹ ನಾವು ಇದೇ ತರ ಭಯವನ್ನು ವ್ಯಕ್ತಪಡಿಸಿದ್ವಿ, ಕಂಪ್ಯೂಟರ್ ನಮ್ಮ ಉದ್ಯೋಗವನ್ನು ಕಸಿದುಕೊಳ್ಳುತ್ತೆ, 100 ಜನ ಮಾಡೋ ಕೆಲಸನ 1-5 ಕಂಪ್ಯೂಟರ್ ಮಾಡುತ್ತೆ, 100 ಜನರು ಅನ್ಎಂಪ್ಲಾಯ್ ಆಗ್ತಾರೆ ಅಂತ ನಾವು ಭಯ ವ್ಯಕ್ತಪಡಿಸಿ, ಇದು ನಿಮಗೂ ಗೊತ್ತಿಲ್ಲ.
0: ಹೌದು,
1: ಸೊ ನೀವು ಈಗ 35 ವರ್ಷ ಆದ್ಮೇಲೆ ನಾವು ಇವಾಗ ನೋಡಿ, ಕಂಪ್ಯೂಟರ್ ಇಲ್ಲಾಂದ್ರೆ ಏನಾಗ್ತಿತ್ತು? ಕಂಪ್ಯೂಟರ್ನ ನಾವು ಹೊಸ ಹೊಸ ತಂತ್ರಜ್ಞಾನವನ್ನು ನಾವು ಕಲೀಲಿಲ್ಲ ಅಂದರೆ ನಾವು ಏನಾಗ್ತಿದ್ವಿ ಅನ್ನೋದನ್ನ ನೀವು ಜಸ್ಟ್ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಆಮೇಲೆ ಇಡೀ ಪ್ರಪಂಚದ ಎಲ್ಲಾ ದೇಶಗಳು ವಿಜ್ಞಾನ ತಂತ್ರಜ್ಞಾನದಲ್ಲಿ ತಾಮುಂದು ಅನ್ನೋ ಒಂದು ಸ್ಪರ್ಧೆನ ಇಟ್ಟಿವೆ ಇವತ್ತು. ಆ ಸ್ಪರ್ಧೆಯಲ್ಲಿ ನಾವೇನಾದರೂ ಭಾಗವಹಿಸಲಿಲ್ಲ ಅಂತಂದ್ರೆ ನಾವು ಹಿಂದುಳಿತೀವಿ. ಹಾಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದನ್ನ ನಾವು ಕಲೀಲೇಬೇಕು ಸರ್.
0: ಹೌದು.
1: ಆಮೇಲೆ ಇನ್ನೊಂದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಾವು ಇದೊಂಥರ ಆ್ಯಡೆಡ್ ಬೆನಿಫಿಟ್ ಇದ್ದಂಗೆ ಇದು. ಇದನ್ನು ನಾವು ಕಲಿಯೋದ್ರಿಂದ ನಾವು ಮಾಡ್ತಕ್ಕಂಥ ಕೆಲಸವನ್ನು ನಾವು ತ್ವರಿತಗತಿಯಲ್ಲಿ ಮಾಡ್ಬೋದು. ಈಗ ನಾವು ಹೇಳಿ, ನಾನು ನಿಮ್ಗೆ ಮುಂಚೆ ಹೇಳ್ದೆ, ಯಾವುದೋ ಒಂದು ರಿಪೋರ್ಟ್ 200 ಪೇಜ್ ಇದೆ, ನನಗದನ್ನು ಓದೋಕ್ಕಾಗಲ್ಲ, AI ಟೂಲ್ಸ್ನ ಯೂಸ್ ಮಾಡ್ಕೊಂಡು ನಾನು ಒಂದು 5-10 ನಿಮಿಷದಲ್ಲಿ ನಾನು ಒಂದು ಕನ್ಸಾಲಿಡೇಟ್ ರಿಪೋರ್ಟ್ನ ರೆಡಿ ಮಾಡ್ಬೋದು. ಸೊ ಬೇರೆ ಬೇರೆ ಥರ ಇದೆ ಬಿಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾಗ್ತದೆ, ಇದು ಜಾಬ್ ರೋಲನ್ನು ಚೇಂಜ್ ಮಾಡುತ್ತೆ, ಜಾಬ್ಸನ್ನು ಏನು ಕಡಿಮೆ ಮಾಡಲ್ಲ ಇದು. ಅಂದ್ರೆ ಇಲ್ಲಿ ಇದು ಹೆಂಗಾಗಿತ್ತು ಅಂದ್ರೆ, ಇದು ಈಗ ಒಂದು ಫಿಟ್ಟೆಸ್ಟ್ ಆಫ್ ದ ಸರ್ವೈವಲ್ ಅಂತ ಒಂದು ಮಾತಿದೆಯಲ್ಲ. ಈಗ ಪ್ರಪಂಚ ದಿನೇ ದಿನ ವಿಜ್ಞಾನ ತಂತ್ರಜ್ಞಾನ ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ, ಅಪ್ಡೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಒಂದು ಯಾವುದು ಕಾಂಪಿಟೇಟಿವ್ ಪ್ರಪಂಚಕ್ಕೆ ಬೇಕಾದಂತ ಕೌಶಲ್ಯಗಳನ್ನ ನಾನು ಕಲೀಲಿಲ್ಲ ಅಂತ ನಾನು ಸರ್ವೈವ್ ಆಗಲ್ಲ.
0: ಹೌದು.
1: ಈಗ ಫಿಟ್ಟೆಸ್ಟ್ ಆಫ್ ದ ಸರ್ವೈವಲ್ ಅನ್ನು, ಈ ಒಂದು ಕಾಡಿನಲ್ಲಿ ಸಾವಿರಾರು ಪ್ರಾಣಿಗಳು ಇರ್ತವೆ, ಯಾವುದು ಬಲಿಷ್ಠವಾಗಿರುತ್ತೆ ಅದು ಮಾತ್ರ ಸರ್ವೈವ್ ಆಗಿರುತ್ತೆ. ಅದೇ ತರ ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಇವತ್ತಿಗೆ ಬೇಕಾದಂತ ಎಲ್ಲಾ ತರ ಸ್ಕಿಲ್ಗಳನ್ನ ನಾವು ಕಲೀಲಿಲ್ಲ ಅಂತ ನಾನು ಸರ್ವೈವ್ ಆಗಲ್ಲ.
0: ಖಂಡಿತ ಸರ್.
1: ಹಾಗಾಗಿ ಸೊ ನಾನು ಬೀಯಿಂಗ್ ಅ ಹೈಯರ್ ಎಜುಕೇಶನ್ ಟೀಚರ್, ನಾನು AI ನ ವೆಲ್ಕಮ್ ಮಾಡ್ತೀನಿ. ನಾವು AI ನ ಕಲಿಯಲೇಬೇಕು ಅನಿವಾರ್ಯ.
0: ಹೌದು.
1: AI ನ ಕಲಿಯೋದ್ರಿಂದ ಏನಾಗುತ್ತೆ, ಈಗ ನೀವೇ ನೋಡಿ, ಈಗ ಮೊದಲು ನಮ್ಮ ಒಂದು 20-30 ವರ್ಷದಿಂದ ನಮ್ಮ ಜನಸಂಖ್ಯೆ ಎಷ್ಟಿತ್ತು, ಈಗ ಜನಸಂಖ್ಯೆ ಎಷ್ಟಾಗಿದೆ? ಇಷ್ಟು ಜನಸಂಖ್ಯೆ ಕೆಲಸಗಳನ್ನ ಮಾಡಬೇಕು ಅಂತ ತಂದಾಗ ಸೊ ನಮ್ಗೆ ಮಷಿನರೀಸ್ ಬೇಕೇ ಬೇಕು.
0: ಖಂಡಿತ.
1: ಕಂಪ್ಯೂಟರ್ಸ್ ನಮಗೆ ಬೇಕೇ ಬೇಕು. ಈಗ ಕಂಪ್ಯೂಟರ್ ಅನ್ನೋದು ಕಾಮನ್ ಆಗಿದೆ, ಈಗ ನಿಮ್ಗೆ ಎಲ್ಲ ಕಡೆ ಡಿಜಿಟಲೈಸ್ ಆಗಿದೆ.
0: ಹೌದು.
1: ಎಲ್ಲ ಈ ಡಿಜಿಟಲ್ ವರ್ಲ್ಡ್ ಅಲ್ಲೇ ಬದುಕ್ತಾ ಇದೀವಿ ನಾವೀಗ. ಎಲ್ಲ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಆಮೇಲೆ ನಾವು ಅಕಾಡೆಮಿಕ್ ರೆಕಾರ್ಡ್ ಮ್ಯಾನೇಜ್ಮೆಂಟ್ ಇರ್ಬೋದು, ಎವ್ರಿಥಿಂಗ್ ಈಸ್ ತ್ರೂ ಡಿಜಿಟಲ್.
0: ಹೌದು.
1: ಹೌದು. ಈ ತರ ಆಗಿದೆ. AI ಬಂದಾಗ ನೆಕ್ಸ್ಟ್ ಶಿಫ್ಟ್ ಆಗ್ತಾ ಇದೆ. ಖಂಡಿತ ನಾವು ಇದಕ್ಕೆ ಶಿಫ್ಟ್ ಆಗಿ ಇದಕ್ಕೆ ಹೊಂದ್ಕೋಬೇಕು. ಬಟ್ ಇದರಿಂದ ಹೊಸ ಹೊಸ ಜಾಬ್ಗಳು ಸಹ ಸೃಷ್ಟಿ ಆಗ್ತವೆ ಸರ್. ಸೃಷ್ಟಿ ಆಗ್ತವೆ. ಬಟ್ ಇಲ್ಲಿ ಭಯ ಏನಪ್ಪಾ ಅಂದ್ರೆ, ನಾವು ಎಲ್ಲಿ ಅದನ್ನ ಯಾರು ಕಲಿಯಲ್ವೋ, ಯಾರು ಆ ಸ್ಕಿಲ್ಗಳಿಗೆ ಅಪ್ಗ್ರೇಡ್ ಆಗಲ್ವೋ, ಅವರು ಮಾತ್ರ ಫೈರ್ ಆಗ್ತಾರೆ ಕಂಪನೀಸ್. ಸೊ ಇದು ಒಳ್ಳೇದೇ ಸರ್.
0: ಸರ್, ಈಗ ಇದ್ರ ಜೊತೆಗೆ ಈಗ ವಿದ್ಯಾರ್ಥಿಗಳು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಒಂದು ಯಾವ ಹಂತದಿಂದ ಸಿದ್ಧತೆಯನ್ನ ನಡೆಸಬೇಕಾಗತ್ತೆ ಸರ್ ಅವರು?
1: ಓಕೆ ಸರ್. ಸರ್, ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತ ಬಂದಾಗ ಇಲ್ಲಿ 2 ತರ ಬರ್ತವೆ ಸರ್. ಒಂದು, ತಾವು PUC ಡಿಗ್ರಿ ಆದ ನಂತರ ಒಂದು ಕೋರ್ಸ್ಗಳನ್ನ ಆಯ್ಕೆ ಮಾಡೋಕ್ಕೆ ಸಹ ಅಲ್ಲೂ ಅವನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತೆ ಅಥವಾ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಕರಿತೀವಿ. ಇನ್ನೊಂದು, ಉದ್ಯೋಗವನ್ನು ತಗೊಳ್ಳಿಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿದೆ ಸರ್.
0: ಹೌದು.
1: ಓಕೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಯಾವ ಹಂತದಲ್ಲಿ ನಾವು ಪ್ರಾರಂಭ ಮಾಡಬೇಕು ಅಂತಂದ್ರೆ ಸರ್, ಇದನ್ನ ನಾವು ಹೈಸ್ಕೂಲ್ ಮತ್ತೆ PUC ಹಂತದಿಂದಲೇ ಇದನ್ನ ಪ್ರಾರಂಭ ಮಾಡಬೇಕು. ಯಾಕೆ ನಾವು ಇದನ್ನ ಪ್ರಾರಂಭ ಮಾಡಬೇಕು, ಅದು ರೈಟ್ ಟೈಮ್ ಏನು ಅಂತಂದ್ರೆ, ತುಂಬಾ ಹ್ಯೂಜ್ ಕಾಂಪಿಟೇಷನ್ ಇದೆ ಸರ್. ನಿಮ್ಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಈಗ ನಾನು ಹೇಳಿದಾಗ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಬಂದ್ರೆ ಎರಡಕ್ಕೂ ನಾನು ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಈಗ ನಮ್ಮ ಇಂಡಿಯಾದಲ್ಲಿ ಮೆಡಿಕಲ್ ಮಾಡಬೇಕು ಅಂದ್ರೆ MBBS ಹೋಗ್ಬೇಕಂದ್ರೆ ನೀಟ್ ಅಂತ ಒಂದು ಪರೀಕ್ಷೆ ಬರೀಬೇಕು. ಈ ನೀಟ್ ಪರೀಕ್ಷೆಗೆ ಸುಮಾರು 25 ಲಕ್ಷ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾರೆ. ಆದ್ರೆ ಗವರ್ಮೆಂಟ್ ಸೀಟ್ ಇರೋದಷ್ಟು 1,26,000 ಸೀಟ್ ಅಷ್ಟೇ ಗವರ್ಮೆಂಟ್ ಸೀಟ್ ಇರೋದು. ಅಂದ್ರೆ ನಾವು ಮಕ್ಕಳಿಗೆ ಯಾವ ತರ ಓರಿಯಂಟ್ ಮಾಡ್ಬೇಕು ಅಂದ್ರೆ, ನಮ್ಮ ಮಗು ಗವರ್ಮೆಂಟ್ ಕಾಲೇಜಲ್ಲಿ ಗವರ್ಮೆಂಟ್ ಸೀಟ್ ತಗೊಂಡ್ರೆ 56,000 ಫೀಸ್ ಆಗುತ್ತೆ. ಅದೇ ಪ್ರೈವೇಟ್ ಕಾಲೇಜಲ್ಲಿ ಗವರ್ಮೆಂಟ್ ಸೀಟ್ ತಗೊಂಡ್ರೆ 5 ಲಕ್ಷದಿಂದ 1-10 ಲಕ್ಷ ತನಕ ಫೀಸ್ ಆಗುತ್ತೆ. ಇಲ್ಲ ನನಗೆ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಇರುತ್ತೆ, ಅಲ್ಲಿಗೆ ಹೋದಾಗ ಅಲ್ಲಿಗೆ ಹೋದ್ರೆ ಅದು 1 ಕೋಟಿಗೆ ಹೆಚ್ಚು ಫೀಸ್ನ ಕಟ್ಟಬೇಕಾಗುತ್ತೆ. ಇದು ಹಿಂಗೆ ವ್ಯವಸ್ಥೆ ಇದೆ. ಹಾಗಾದ್ರೆ ಸೀಟ್ಸ್ ಕಡಿಮೆ, ಸ್ಪರ್ಧೆ ಜಾಸ್ತಿ.

0: ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ತಯಾರಿ ಆಗಬೇಕು. ಯಾಕಂದ್ರೆ ಸಕ್ಸಸ್ಗೆ ಒಂದು ಫಾಲೋ, ಸಕ್ಸಸ್ ಸಕ್ಸಸ್ ಅಂದರೆ ಏನೋ ನಾವು ಹೇಳ್ತೀವಿ, ಸಕ್ಸಸ್ ಅಂದರೆ ಪ್ರಿಪ್ರೇಷನ್ ಪ್ಲಸ್ ಅಪಾರ್ಚುನಿಟಿ ಇಸ್ ಈಕ್ವಲ್ ಟು ಸಕ್ಸಸ್. ಅಂದರೆ ಸಿದ್ಧತೆನೇ ಆಗಿನ ಅವಕಾಶಗಳು ಎಲ್ರಿಗೂ ಸಿಕ್ಕೇ ಸಿಗುತ್ತೆ, ಬಟ್ ಯಾರು ಸಿದ್ಧತೆಯನ್ನು ಮಾಡಿರ್ತಾರೋ ಅವ್ರಿಗೆ ಸಕ್ಸಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ಸಿದ್ಧತೆ ಯಾವಾಗ ಮಾಡಬೇಕು ಅಂದ್ರೆ ಸಿದ್ಧತೆ ಅರ್ಲಿ ಪ್ರಿಪ್ರೇಷನ್ ಮಾಡಬೇಕು. ಈಗ ಸ್ಪರ್ಧೆ ದೊಡ್ಡರದಿಂದ ಅರ್ಲಿ ಪ್ರಿಪ್ರೇಷನ್ ಮಾಡಬೇಕು. ಆಮೇಲೆ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಸಮಸ್ಯೆ ಏನು ಗೊತ್ತಾ ಸರ್, ನಾನು ಹೇಳಿದ್ನಲ್ಲ ಈ ನೀಟ್ ಆಗಿರ್ಬೋದು, ಜೆ ಡಬ್ಲ್ಯೂ ಆಗಿರ್ಬೋದು, ಎನ್ ಡಿ ಎ ಆಗಿರ್ಬೋದು, ಕ್ಲಾಟ್ ಎಕ್ಸಾಮ್ ಆಗಿರ್ಬೋದು, ಮತ್ತೆ ಸಿ ಯು ಇ ಟಿ, ಐ ಪಿ ಮ್ಯಾಟ್, ಈ ಎಲ್ಲ ಪರೀಕ್ಷೆಗಳು ಯಾವಾಗ ಬರ್ತವೆ ಅಂದರೆ ಅವರ ಸೆಕೆಂಡ್ ಪಿ ಯು ಸಿ ಓದ್ತಾ ಇರ್ತಾರಲ್ಲ ಸರ್, ಸೆಕೆಂಡ್ ಪಿ ಯು ಸಿ ಜೂನ್ಗೆ ಅಡ್ಮಿಷನ್ ಆಗಿರ್ತಾರಲ್ಲ, ಇನ್ ದ ಮಂತ್ ಆಫ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರಲ್ಲೇ ಈ ಪರೀಕ್ಷೆಗಳಿಗೆ ಪ್ರೋಸೆಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಕೆಲವು ಪರೀಕ್ಷೆಗಳು ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಮುಗಿಯೋಕ್ಕಿಂತಲೇ ಇರ್ತವೆ. ಸೊ ನಮ್ಮ ನಾವು ಏನ್ಕೋತೀವಿ ಪಿ ಯು ಸಿ ಮುಗಿದಾದ್ಮೇಲೆ ಏನೋ ಮಾಡ್ಬೋದು, ಮುಗಿದಾದ್ಮೇಲೆ ನಾವು ಈ ಪ್ರೋಸೆಸ್ ಮುಂಚೆನೆ ಇದೆ, ಇದ್ರ ಜಾಗೃತಿ ಇಲ್ಲ, ಇದು ಒಂದು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಂದಾಗ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಷ್ಟೇ. ಈಗ 1,000 ಎಸ್ ಡಿ ಎ ಪೋಸ್ಟ್ ಕಾಲ್ ಆದರೆ ಅದಕ್ಕೆ 10,00,000 ಜನ ಅಪ್ಲೈ ಮಾಡ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು.
1: ಹೌದು,
0: ನೀವು ಯಾವುದೇ ಸ್ಪರ್ಧಾತ್ಮಕ ಈ ಯು ಪಿ ಎಸ್ ಸಿ ಎಕ್ಸಾಮ್ಸ್ ಆಗಿರ್ಬೋದು, 700-800 ಪೋಸ್ಟ್ ಅಷ್ಟೇ ವರ್ಷಕ್ಕೆ ಕಾಲ್ ಮಾಡ್ತಾರೆ.
1: ಹೌದು,
0: ಅಪ್ಲಿಕೆಂಟ್ಸ್ ಎಷ್ಟಿರ್ತಾನೆ, 1,00,000 ಲಾಸ್ಟ್ ಇಯರ್ 11,00,000 ಅಪ್ಲಿಕೆಂಟ್ಸ್. ಈ 11,00,000 ಅಲ್ಲಿ ಪ್ರಿಲಿಮ್ಸ್ ಬರೆದು ಮೇನ್ಸ್ಗೆ 1.5 ಲಕ್ಷ ಜನ ತಗೋತಾರೆ. ಆ ಮೇನ್ಸ್ ಆದ್ಮೇಲೆ ನೆಕ್ಸ್ಟ್ ಇಂಟರ್ವ್ಯೂಗೆ 5,000 ಜನ ಹೋಗ್ತಾರೆ, ಅದರಲ್ಲಿ ಸೆಲೆಕ್ಟ್ ಆಗೋದು 800 ಜನ. ಸೊ ನಾನು ಹೇಳೋದೇನಪ್ಪ ಅಂದ್ರೆ ನೀವು ಡಿಫೈನ್ ಮಾಡ್ಕೋಬೇಕು, ನೀವು ಕಾಂಪಿಟೇಟಿವ್ ಎಕ್ಸಾಮ್ ನಿಮ್ಮ ಪ್ರಿಯಾರಿಟಿ ಆದ್ರೆ ಸೊ ನೀವು ಅದರ ಆಳಾಗ್ಲೇ ತಿಳ್ಕೋಬೇಕು, ನಾನು ಯಾವ ಪರೀಕ್ಷೆಗೆ ಓದ್ಬೇಕು, ಆ ಪರೀಕ್ಷೆ ಯಾವಾಗ ಕಾಲ್ ಆಗುತ್ತೆ, ನೋಟಿಫಿಕೇಶನ್ ಟೈಮ್ ಯಾವುದು, ಮತ್ತೆ ಇದಕ್ಕೆ ಎಷ್ಟು ಜನ ಆಸ್ಪಿರೆಂಟ್ಸ್ ಇರ್ತಾರೆ, ಸ್ಪರ್ಧೆ ತಿಳ್ಕೋಬೇಕು, ಅದಾದ್ಮೇಲೆ ಸಿಲೆಬಸ್ ಏನಿರುತ್ತೆ. ಸೊ ಈಗ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋದ್ರೆ ನಮ್ಮ ಕೆ ಪಿ ಎಸ್ ಇರ್ಬೋದು, ಯು ಪಿ ಎಸ್ ಇರ್ಬೋದು, ಮತ್ತೆ ಬ್ಯಾಂಕಿಂಗ್ ಇರ್ಬೋದು, ಆರ್ ಆರ್ ಬಿ ಇರ್ಬೋದು, ಈ ತರ ಸುಮಾರಿದೆ. ಅದರಲ್ಲಿ ನಮಗೆ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಡಿಫೆನ್ಸ್, ಮತ್ತೆ ಇದರಲ್ಲಿ ಸಾಕಷ್ಟು ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಎಲ್ಲ ಬರುತ್ತೆ. ಸೊ ಇದರಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಬಂದಂಗೆ ಸಿಲೆಬಸ್ ಬೇರೆ ಇರುತ್ತೆ, ಬಟ್ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿಗೆ ಒಂದು ಕಾಮನ್ ಸಿಲೆಬಸ್ ಇರುತ್ತೆ. ಯಾವುದು, ಈಗ ಹಿಸ್ಟ್ರಿ ಇರ್ಬೋದು, ಮತ್ತೆ ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಮತ್ತೆ ಎನ್ವಿರಾನ್ಮೆಂಟಲ್ ಅಂಡ್ ಬಯೋಡೈವರ್ಸಿಟಿ ಇರ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್, ಇವೆಲ್ಲ ಕಾಮನ್ ಇರುತ್ತೆ. ಸೊ ನಾನು ರೆಕಮೆಂಡ್ ಮಾಡೋದು, ನೀವು ನಿಜವಾಗ್ಲೂ ನೀವು ಕಾಂಪಿಟೇಟಿವ್ ಆಸ್ಪಿರೆಂಟ್ ಇದ್ರೆ ನೀವು ಇದನ್ನ ಪಿ ಯು ಸಿ ಇಂದನೇ ಸ್ಟಾರ್ಟ್ ಮಾಡಬೇಕು. ನಾನು ಹೇಳ ಸರ್ ಪಿ ಯು ಸಿ ಡಿಸೈಡ್ ಮಾಡ್ಕೋಬೇಕು ಅವನು, ನಾನು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಹೈಯರ್ ಎಜುಕೇಶನ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೋಬೇಕು.
1: ಹೌದು,
0: ನನ್ನ ಪ್ರಕಾರ ಒಬ್ಬ ವಿದ್ಯಾರ್ಥಿ ಎಸ್ ಎಲ್ ಸಿ ಮುಗಿದ ತಕ್ಷಣ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಸರ್, ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ತಲೆ ಕೆಡ್ಸ್ಕೋಬೇಕು. ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ ಪಿ ಯು ಸಿ ಆದ ನಂತರ ನೆಕ್ಸ್ಟ್ ಯು ಜಿಗೆ ಹೋಗ್ತಾರೆ ಸರ್ ಅಂಡರ್ ಗ್ರಾಜ್ಯುಯೇಷನ್, ಆವಾಗ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಅವಾಗ ತಲೆ ಕೆಡ್ಸ್ಕೋಬೇಕು. ಅರ್ಥ ಆಯ್ತಾ? ನಾವು ಎಸ್ ಎಸ್ ಎಲ್ ಸಿ ಇಂದ ಎಂಟ್ರೆನ್ಸ್ ಎಕ್ಸಾಮ್ಸ್, ಪಿ ಯು ಸಿ ಆದ್ಮೇಲೆ ಏನೇ ನಾವು ಒಳ್ಳೆ ಇನ್ಸ್ಟಿಟ್ಯೂಟ್ ತಗೊಳ್ಳೋದೆ ಒಬ್ಬ ವಿದ್ಯಾರ್ಥಿಯ ಪ್ರಮುಖ ಗುರಿ ಆಗಿರ್ಬೇಕು. ಆಫ್ಟರ್ ಪಿ ಯು ಸಿ ಡಿಗ್ರಿಯಿಂದ ಏನ್ ಮಾಡ್ಬೇಕು ಅವನು, ಕಾಂಪಿಟೇಟಿವ್ಗೆ ತಯಾರಾಗಬೇಕು ಫಸ್ಟ್ ಇಯರ್ ಇಂದಾನೆ.
1: ಓಕೆ ಸರ್, ಒಂದು ಮತ್ತೊಂದು ಕರೆ ಇದೆ. ಹಲೋ,
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು? ಹಲೋ, ನಮಸ್ತೆ ತಮ್ಮ. ಹಾಂ ಮೇಡಮ್ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ಇವಾಗ ನೀವು ಸರ್ ಮಾತಾಡ್ತಿದ್ರು ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ, ಆಮೇಲೆ ಕರಿಯರ್ ಈಗ ಪಿ ಯು ಸಿ ಮತ್ತೆ ಎಲ್ಲ ಈಗ ಸರ್ವಿಸ್ ಹೇಗಾಗುತ್ತೆ ಅಂತಂದ್ರೆ, ಮಕ್ಳಿಗೆ ತುಂಬಾ ಆಸಕ್ತಿ ಇರುತ್ತೆ ಆತರ ಕೋರ್ಸ್ ಮಾಡಬೇಕು, ಈ ತರ ಕೋರ್ಸ್ ಮಾಡ್ಬೇಕು ಅಂತೆಲ್ಲ. ಸರ್, ಮಕ್ಳಿಗಿಂತ ಹೆಚ್ಚಾಗಿ ಸ್ವಲ್ಪ ಪೇರೆಂಟ್ಸ್ ಇದೆ ಬಗ್ಗೆ ಮಾಹಿತಿ ಅನ್ನ ಅವ್ರು ತಿಳಿಸ್ತಿದ್ದೀರಿ. ಕೆಲ ಪೇರೆಂಟ್ಸ್ ಒಪ್ಪೋದೇ ಇಲ್ಲ, ಒಂದು ಫೀಸ್ ಸ್ಟ್ರಕ್ಚರ್ ತುಂಬಾ ಜಾಸ್ತಿ ಇರುತ್ತೆ ಕೋರ್ಸ್ ಕೊಡೋದಿ. ಸೊ ಹಂಗಾಗಿ ಅವರು ಸ್ವಲ್ಪ ಮಕ್ಕಳಿಗೆ ಡಿಲೇ ಮಾಡ್ಬಿಡ್ತಾರೆ, ಬೇರೆ ಬೇಡ ಅಂತ ಅಲ್ಲೇ ಬ್ರೇಕ್ ಡೌನ್ ಮಾಡ್ಬಿಡ್ತಾರಲ್ವಾ. ಆತರ ಪೇರೆಂಟ್ಸ್ಗೂ ಒಂದು ಅಷ್ಟು ಮಾಹಿತಿ ಕೊಡೋ ಅಂತ ಏನಾದ್ರೂ ತಿಳಿಸ್ಬೋದಾ ಅಂತ ನಾನ್ ಕೇಳೋದು. ಯಾಕಂದ್ರೆ ಮಕ್ಳಿಗೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಪೇರೆಂಟ್ಸ್ ಅದಕ್ಕೆ ಸಹಕಾರ ಕೊಡ್ತಿರಲ್ಲ, ಅಂತ ಟೈಮ್ ನಲ್ಲಿ ಹೇಗೆ ಸರ್ ಮುಂದುವರಿಯೋದು ಕರಿಯರ್ಸ್ಗೆ ಎಲ್ಲ?
0: ಓಕೆ ಮೇಡಮ್, ನಮಸ್ತೆ. ಈಗ ನಿಮ್ಮ ಪ್ರಶ್ನೆ ಏನಪ್ಪ ಅಂದ್ರೆ, ಸೊ ಇಲ್ಲಿ ಮಗುಗೆ ಒಂದು ಆಸಕ್ತಿ ಇರುತ್ತೆ, ಬಟ್ ಪೇರೆಂಟ್ಸ್ ಆಸಕ್ತಿ ಬೇರೆ ಇರುತ್ತೆ. ಸೊ ಈ ತರದ ಒಂದು ದ್ವಂದ್ವಕ್ಕೆ ಎಲ್ಲರೂ ಒಳಗಾಗ್ಬಿಡ್ತಿದ್ರೆ ಪೇರೆಂಟ್ಸ್ ಮನಸ್ಸಲ್ಲಿ ಏನೋ ಇರುತ್ತೆ, ನನ್ನ ಮಕ್ಕಳು ಇಂಥ ಕೋರ್ಸ್ಗೆ ಹೋಗ್ಬೇಕು, ಇಂಥ ವೃತ್ತಿಗೆ ಹೋಗ್ಬೇಕು ಅಂತ ಪೇರೆಂಟ್ಸ್ ಮನಸ್ಸಲ್ಲಿ ಇರುತ್ತೆ, ಬಟ್ ಮಗುಗೆ ಅದು ಆಸಕ್ತಿ ಇರಲ್ಲ. ಬಟ್ ನನ್ನ ಪ್ರಕಾರ ಇಲ್ಲಿ ಎರಡು, ಈಗ ಕೆಲವು ಮಕ್ಳಿಗೆ ಏನಂತಂದ್ರೆ ನಾನು ಹೇಳಿದ್ನಲ್ಲ ಅವ್ರಿಗೆ ಈ

0: ನಿರ್ಧಾರ ತಗೊಳ್ಳುವಂತ ಶಕ್ತಿ SSLC ಟೈಮಲ್ಲಿ ತುಂಬಾ ಕಡಿಮೆ ಇರುತ್ತೆ. ಆದ್ರೆ ಪೇರೆಂಟ್ಸ್ ಹೆಂಗ್ ಡಿಸಿಷನ್ ತಗೋಬೇಕು ಅಂದ್ರೆ, ನಿಮ್ ಮಗುನ ನೀವು ಫಸ್ಟ್ ಒಂದನೇ ವರ್ಷದಿಂದ ನೋಡಿರ್ತಾರೆ, ನಿಮ್ಗೆ ಗೊತ್ತಿರುತ್ತೆ ನಿಮ್ ಮಗ ಯಾವ ವಿಷಯದಲ್ಲಿ ಬುದ್ಧಿವಂತ ಇದ್ದಾನೆ, ಅವನು ಯಾವ ಕೋರ್ಸ್ಗೆ ಓದ್ರೆ ಅವನು ಸಕ್ಸಸ್ ಆಗ್ಬೋದು ಅಂತ ನಿಮ್ಗೆ ಗೊತ್ತಿರುತ್ತೆ, ಅದನ್ನ ಅವನಿಗೆ ತಿಳಿಸೇಳಿ. ಆಮೇಲೆ ಇನ್ನೊಂದು ಹೇಳಿದ್ರೆ, ಈಗ ಅವರು ಮಕ್ಕಳು ಯಾವುದೋ ಒಂದು ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಅದಕ್ಕೆ ಸಾಕಷ್ಟು ಫೀಸ್ ಇರುತ್ತೆ, ಆ ಫೀಸ್ನ ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ, ಆ ಕಾರಣದಿಂದ ನಾವು ಆ ಮಕ್ಕಳು ಆ ಕೋರ್ಸಿಂದ ವಂಚಿತರಾಗ್ತಾರೆ ಅಂತ ನಿಮ್ಮ ಒಂದು ಇದು. ನೋಡಿ, ನನ್ನ ಪ್ರಕಾರ ಫಿನಾನ್ಸ್ ಅನ್ನೋದು ಮ್ಯಾಟ್ರ್ ಆಗಲ್ಲ ನಮಗೆ. ಯಾಕೆ ಅಂತಂದರೆ ನೋಡಿ, ಈಗ ನಿಮ್ಮ ಮಕ್ಕಳನ್ನ PUC ಆದಮೇಲೆ ನೀವು IIT ಓದಿಸ್ಬೋದು, ಇಂಜಿನಿಯರಿಂಗು ಕಲಿಸ್ಬೋದು, ಮೆಡಿಕಲ್ನು ಮಾಡಿಸ್ಬೋದು, ಫಾರ್ಮಸಿ ಎಲ್ಲ ಕೋರ್ಸ್ನು ಕಡಿಮೆ ದುಡ್ಡಲ್ಲೇ ಮಾಡಿಸ್ಬೋದು. ಸೊ ಇಲ್ಲಿ ಸಮಸ್ಯೆ ಏನಾಗ್ಬಿಡುತ್ತೆ ಅಂತಂದರೆ, ಈಗ ಈ ಫಿನಾನ್ಷಿಯಲ್ ಪ್ರಾಬ್ಲಮ್ ನಮಗೆ ಯಾಕೆ ಸಡನ್ನಾಗಿ ಅರೈಸ್ ಆಗುತ್ತೆ ಅಂದರೆ, ನಮಗೆ ನಾನು ಹೇಳ್ದಲ್ಲ, ಒಬ್ಬ ಪೋಷಕರಿಗೆ ಅವರು ತಮ್ಮ ಮಕ್ಕಳ ಶಿಕ್ಷಣವನ್ನು ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿರಬೇಕು. ಯಾಕಂದರೆ ನಮಗೆ ನಮ್ಮ ಹತ್ರ ದುಡ್ಡು ಸಾಕಷ್ಟಿದೆ, ಕೋಟಿ ಕೋಟಿ ದುಡ್ಡಿದೆ, ಏನಿಗಾರು ಸೇರಿಸ್ತೀನಿ ಅಂತಂದರೆ ಅವರು ಅವಶ್ಯಕತೆ ಇಲ್ಲ. ಆದರೆ ಈ ಮಿಡ್ಲ್ ಕ್ಲಾಸ್ ಮತ್ತು ಬಡವ ಜನಗಳು ಏನು ಮಾಡಬೇಕು ಅಂದರೆ, ಒಂದು ಪ್ಲ್ಯಾನ್ ಇರಬೇಕು. ಈಗ ನಮಗೊಂದು PUC ಮುಗಿತಾ ಇದೆ, ನೆಕ್ಸ್ಟು ಡಿಗ್ರಿ ಸೇರಿಸ್ಬೇಕು, ಇಂಥ ಕಾಲೇಜ್ ಇಂಥ ಕೋರ್ಸ್ಗೆ ಹೋಗಲ್ಲ, ಎಷ್ಟು ಫೀಸ್ ಆಗುತ್ತೆ ಅಂತಂದದು ಒಂದು 3-4 ವರ್ಷದಿಂದನೇ ಪೇರೆಂಟ್ಸು ಸಹ ಸಿದ್ಧತೆ ಮಾಡ್ಕೊಂಡಿರ್ಬೇಕು. ಆಮೇಲೆ ಇವತ್ತೆಲ್ಲ ಏನಾಗಿದೆ ಅಂದರೆ ನೋಡಿ, ನಮ್ಮ ಮಗು ಚೆನ್ನಾಗಿ ಓದಿದ್ರೆ PUC ಆದ ನಂತರ ಈಗ ಏನಾಗಿದೆ ಅಂದರೆ, ನಮ್ಮ ಮಕ್ಕಳು PUC-ಲಿ 600-600 ಮಾರ್ಕ್ಸ್ ತೆಗೆದ್ರೂ ಕೆಲವು ಸೀಟ್ ಸಿಗಲ್ಲ. ಈ ಎಂಟ್ರೆನ್ಸ್ ಎಕ್ಸಾಮ್ ಬಂದಿದೆ, ಈಗ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಮಾಡಿದ್ರೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ, ಅವ್ರಿಗೆ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇದೆ. ಉದಾಹರಣೆಗೆ ನೋಡಿ, ಈಗ ನಾನು ನಿಮ್ಮ ಮಗು PUC ಓದ್ತಾ ಇದ್ದಾನೆ ಅನ್ಕೊಳ್ಳಿ, ಅವನೇನಾದರೂ IIT ನ್ಯಾಷನಲ್ ಲಾ ಸ್ಕೂಲ್ಗೆ ಸೇರಿದ್ರೆ, ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ 2.5 ಲಕ್ಷ ಒಂದು ಟೈಮ್ ಸ್ಕಾಲರ್ಶಿಪ್ ಬರುತ್ತೆ. ಆಮೇಲೆ ಕೆಲವು ಕೋರ್ಸ್ಗಳಿದೆ, ಉದಾಹರಣೆಗೆ ಅವರು ನಮ್ಮ ದೇಶದಲ್ಲಿ ಒಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್ ಇದೆ, IIC ಬ್ಯಾಂಗ್ಳೂರ್ ಅಂತ, ಅಲ್ಲಿ ಅವರು ಬೇಸಿಕ್ ಸೈನ್ಸಿಗೆ ಸೇರಿದ್ರೆ ಪ್ರತಿ ತಿಂಗಳು 5,000 ಸ್ಕಾಲರ್ಶಿಪ್ ಬರುತ್ತೆ. ಈ ಥರ ಅವರು ಡಿಗ್ರಿ ಸೇರ್ತಾ ಇದ್ದಂಗೆ ಸ್ಕಾಲರ್ಶಿಪ್ ಬರ್ತಕ್ಕಂಥ ಸಾಕಷ್ಟು ಕೋರ್ಸ್ಗಳಿದೆ, ಪ್ರತಿ ತಿಂಗಳು 5,000, ಅದಾದಮೇಲೆ 7,000, ಈ ಥರ ಸ್ಕಾಲರ್ಶಿಪ್ ಪ್ರೋಗ್ರಾಮ್ಸ್ಗಳಿದೆ. ಸೊ ಅದನ್ನು ನಾವು ತಿಳ್ಕೋಬೇಕು. ಸೊ ನಮ್ಮ ಮಕ್ಕಳನ್ನ ಏನು ಮಾಡ್ಕೋಬೇಕು, ನಮಗೆ ಸ್ಕಾಲರ್ಶಿಪ್ ಬರಿಂದ ಫೈನಾನ್ಷಿಯಲ್ ಬರ್ಡನ್ನು ಕಡಿಮೆ ಆಗುತ್ತೆ, ಮತ್ತು ನಿಮ್ಮ ಮಗುಗೆ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆನೂ ಸಹ ಸಿಗುತ್ತೆ. ಸೊ ಈ ಥರ ನಾನು ಹೇಳಲ್ವಾ, ಈಗ ನಮಗೆ ಗ್ರಾಮೀಣ ಭಾಗದವ್ರಿಗೆ ನಾನು ಹೇಳಲ್ವಾ, ಮೆಡಿಕಲ್ ಅಂದರೆ ನಮ್ಗೆ ಭಯ, ಯಾಕಂದರೆ ಮೆಡಿಕಲ್ ಓದ್ಸೋಕ್ಕೆ ನಮ್ಗೆ 100,000 ರೂಪಾಯಿ ದುಡ್ಡು ಖರ್ಚಾಗುತ್ತೆ, ನಮಗೆ ಕಷ್ಟ ಆಗುತ್ತೆ ಅನ್ನೋ ಒಂದು ಈ ಭಯ ಇರುತ್ತೆ. ಬಟ್ ಅದು ಭಯ ಅಲ್ಲ, ಅದು ಅಜ್ಞಾನ. ಅದು ಯಾಕೆ ಅಂದರೆ ನೋಡಿ, ನಾನು ಹೇಳ್ದಲ್ವಾ, ನಿಮ್ಮ ಮಗಳು ಕರೆಕ್ಟಾಗಿ PUC ಆದಮೇಲೆ ಒಳ್ಳೆ ರ್ಯಾಂಕಿಂಗ್ ಬಂದರೆ, ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ನಿಮ್ಮ ಮಗಳಿಗೆ ವರ್ಷಕ್ಕೆ 50,000 ಫೀಸ್ ಬರುತ್ತೆ, ಸ್ಕಾಲರ್ಶಿಪ್ಪನ್ನೇ 60,000-70,000 ಬರುತ್ತೆ, ಮತ್ತು ಮೆಡಿಕಲ್ ಸೀಟ್ ತಗೊಂಡಿದ್ದೀರಾ ಅಂದರೆ 100% ಬ್ಯಾಂಕ್ ಲೋನ್ ಸಿಗುತ್ತೆ. ಸೊ ಹೀಗಾಗಿ ಏನು ಮಾಡ್ಬೋದು, ಈಗ ಫಿನಾನ್ಷಿಯಲ್ ಬರ್ಡನ್ ಕಡಿಮೆ ಆಯ್ತಲ್ಲ, ಪ್ರಾಬ್ಲಮ್ ಏನಪ್ಪ ಅಂದರೆ ನಮಗೆ ಧೈರ್ಯನೇ ಇರಲ್ಲ, ಎಜುಕೇಷನ್ ಲೋನ್ಗೆ ನಾವು ಹೋಗೋದಿಲ್ಲ. ನಾವು ಈಗ ಎಜುಕೇಷನ್ ಲೋನು ಯಾವಾಗ ಅಂದರೆ, ಅದು ಮಕ್ಕಳ ಶಿಕ್ಷಣ ಮುಗಿದ ನಂತರ ನೀವು ಆ ಲೋನನ್ನು ತೀರಿಸೋಂಥದ್ದಿರುತ್ತೆ, ಅದು ಇನ್ಸ್ಟಾಲ್ಮೆಂಟಲ್ಲಿ. ಸೊ ಹಾಗಾಗಿ ನಾವು ಎಜುಕೇಟ್ ಆಗಬೇಕು. ಫಿನಾನ್ಷಿಯಲ್ ಅಂತ ಬಂದಾಗ ನಾವು ಯಾವ ಥರ ಒಂದು ಅರೇಂಜ್ಮೆಂಟ್ ಮಾಡ್ಬೋದು, ಈ ಕೋಚಿಂಗು ಟ್ಯೂಷನ್ ಫೀಸ್ ಎಲ್ಲ ನಾವು ಹೆಂಗೆ ಅರೇಂಜ್ ಮಾಡ್ಬೋದು. ಸ್ಟಾರ್ಟಿಂಗ್ ಬಿಗಿನಿಂಗ್ ನಾವು ಇವತ್ತಿನ ಶೈಕ್ಷಣಿಕ ಪರಿಸರ ಹೇಗಿದೆ ಅಂದರೆ, ಕಾಶಿದ್ದವ್ರಿಗೆ ಕಜ್ಜೆ ಆ ಥರ ಆಗಿದೆ. ನಮ್ಮಲ್ಲಿ ನಾವು ಒಂದೊಳ್ಳೆ ಫೀಸು, ಈಗ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಲ್ಲಿ ಒಳ್ಳೆ ಫೀಸ್ ಕೊಟ್ಟರೆ ಒಳ್ಳೆ ಶಿಕ್ಷಣ ಅನ್ನೋ ಒಂದು ಇದೆ. ಬಟ್ ಹಲವಾರು ಸರ್ಕಾರಿ ಸಂಸ್ಥೆಗಳಲ್ಲಿ ಉಚಿತವಾಗಿ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ಸಾಕಷ್ಟು ಸರ್ಕಾರಿ ಸಂಸ್ಥೆಗಳಿದೆ. ಈಗ ನಮ್ಮ ಮೈಂಡಲ್ಲಿ ಒಂದು ಇದೆಯಲ್ಲ, ನಮಗೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಒಳ್ಳೆ ಶಿಕ್ಷಣ ಇಲ್ಲ, ಆ ಮೈಂಡ್ ಸೆಟ್ಟಿಂದ ಫಸ್ಟ್ ನಾವು ಹೊರಗಡೆ ಬರಬೇಕು. ಅವಾಗ ಏನಾಗುತ್ತೆ, ನಮ್ಗೆ ಅರ್ಧ ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಆಗುತ್ತೆ. ಸೊ ದಯವಿಟ್ಟು ನೀವು ಏನು ಮಾಡಿ, ಪ್ಲಾನ್ ಮಾಡಿ. ನಿಮ್ಮ ಮಗು ಈಗ ನಿಮ್ಮ ಮಗು ಏನು ಮಾಡ್ತಾ ಇದ್ದಾರೆ, ಈಗ ನಿಮ್ಮ ಮಗು ಏನು ಮಾಡ್ತಾ ಇದ್ದಾರೆ ಹೇಳಿ.
1: ಸರ್ ಅಂದ್ರೆ ಇವಾಗ ಅವರು ಗ್ರೇಡ್ 8 ಅಲ್ಲಿ ಇದಾರೆ, ಬಟ್ ಈಗಿನಿಂದನೇ ಅವ್ರಿಗೆ ಬೇಕಲ್ ಬರ್ತಾರೆ ಎಲ್ಲ, ಈಗ ಜಾಸ್ತಿ ಬರುತ್ತಿರೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ರೆಡಿ ಬರ್ತಿದೆ ಮೆಸೇಜಸ್. ವಿವೇಕ ಸ್ಕೂಲ್ ಅಲ್ಲಿ ಓದ್ತಿರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಮಾಡಿರ್ತೀವಿ, ಬಟ್ 10th class ಅಲ್ಲಿ ಅವ್ರದ್ದು ಏನೋ ಬೇರೆ ಪ್ಲಾನ್ ಇರುತ್ತೆ, ನಾವೇನೋ ಹೇಳ್ತೀವಿ ಅದಕ್ಕೆ ಅವ್ರು ಒಪ್ತಿರಲ್ಲ. ಬಟ್ ಅವ್ರು ಹೇಳೋ ಅಂತದ್ದು ಹೈ ಕ್ವಾಲಿಟಿ ಎಜುಕೇಶನ್ ಬೇಕಂದ್ರೆ ನೋಡಿರ್ತಾರಲ್ಲ ಸರ್ ಎಲ್ಲ ಕಡೆ ಫ್ರೆಂಡ್ಸ್, ಅಷ್ಟೊಂದು ನಮ್ಗೆ ನಾವು ಏನೋ ಒಂದು ಇದ್ರೆ ಇರ್ತೀವಿ. ಅದಕ್ಕೆ ನಿಮ್ಗೆ ಹತ್ರ ತಿಳ್ಕೊಂಡು ನಾವು ಮಾಡಿ
0: ಈಗ ಹೈ ಕ್ವಾಲಿಟಿ ಅದು ಗೊತ್ತಾಯ್ತು ಗೊತ್ತಾಯ್ತು. ನೀವು ನೋಡಿ, ನೀವು ಈಗ ನಿಮ್ಮ ಮಗನಿಗೆ ಇನ್ಸ್ಟಿಟ್ಯೂಟ್ ಬೇಕಲ್ವಾ, ಒಳ್ಳೆ ಇನ್ಸ್ಟಿಟ್ಯೂಟ್ಗಳು ಕಡಿಮೆ ಫೀಸಲ್ಲೇ ನಿಮಗೆ ಅತ್ಯುತ್ತಮ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಳ್ಳೆ ಒಳ್ಳೆ ಸಂಸ್ಥೆಗಳಿದ್ದಾವೆ. ಅವನ ಕೋರ್ಸ್ ಮಾಡ್ಬೇಕು. ಆ ಕೋರ್ಸ್ಗೆ ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳಿದೆ, ಅದನ್ನ ಹೇಳಿದ್ರೆ ಮಾಹಿತಿ ಕೊರತೆ. ನಾವೇನ್ ಮಾಡ್ಬೇಕು ಅದ್ರ ಬಗ್ಗೆ ತಿಳ್ಕೊಬೇಕು. ಈಗ ಇಂಥ ಕೋರ್ಸ್ ಮಾಡ್ಬೇಕು, ಉದಾಹರಣೆಗೆ

ಲಾ ಕೋರ್ಸ್ನ ಸಾಕಷ್ಟು ಈಗ ನಮ್ಮ ಪ್ರೈವೇಟ್ ಕಾಲೇಜು ಸುಮಾರು 1 ಲಕ್ಷದಿಂದ 5 ಲಕ್ಷ ಫೀಸ್ ಇರ್ತಕ್ಕಂಥ ಲಾ ಕಾಲೇಜ್ಗಳಿದ್ದಾವೆ. ಗೌರ್ಮೆಂಟ್ ಕಾಲೇಜ್ಗಳು 15,000 ರಿಂದ 20,000 ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ಗೌರ್ಮೆಂಟ್ ಕಾಲೇಜ್ಗಳಲ್ಲೂ ಲಾ ಒಂದು ಕೋರ್ಸ್ಗೂ ಸೇರಿಸ್ಬೋದು. ಮತ್ತು ನ್ಯಾಷನಲ್ ಲಾ ಸ್ಕೂಲ್ಗೆ ಹೋದರೆ ನಿಮಗೆ ಅಲ್ಲಿ 2.5 ಲಕ್ಷ ಫೀಸ್ ಇದೆ, ಅಲ್ಲಿ ನಿಮಗೆ ಸ್ಕಾಲರ್ಶಿಪ್ 2 ಲಕ್ಷ ಬರುತ್ತೆ. ಈ ಥರದ್ದೆಲ್ಲ ನಾವು ಸ್ಟಾರ್ಟಿಂಗ್ ನಾವು ಫೀಸ್ ಇದು ಕಟ್ಟಿದ್ರೆ ಆಮೇಲೆ ನಮ್ಮ ಸ್ಕಾಲರ್ಶಿಪ್

0: ಯಾಕೆಂದ್ರೆ ನಮಗೆ ನಮ್ಮ ಮಕ್ಕಳ ಬಗ್ಗೆ ನಮ್ಮ ಪ್ಲಾನ್ ಇರಲ್ಲ. ನಾವು ಶಿಕ್ಷಣಕ್ಕೆ ಅಂತಲೇ ಒಂದಷ್ಟು ಹಣಕಾಸನ್ನ ಕೂಡಿಡುವಂತಹ ಒಂದು ಎಜುಕೇಷನ್ ಇನ್ಸೂರೆನ್ಸ್, ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಒಂದು ಸಾಕಷ್ಟು ಇನ್ಸೂರೆನ್ಸ್ಗಳಿದೆ. ನಿಮ್ಮ ಮಗ ಅಥವಾ ಮಗಳು 18 ವರ್ಷ ಆದಮೇಲೆ ನೀವು ಒಂದು ಅವ್ರಿಗೆ 5ನೇ ಕ್ಲಾಸ್ 6ನೇ ಕ್ಲಾಸ್ಗೆ ಒಂದು ಇನ್ಸೂರೆನ್ಸ್ ಮಾಡಿಸಿದ್ರೆ 18 ವರ್ಷ ಆದಮೇಲೆ ಒಂದಷ್ಟು ದುಡ್ಡು ಬರುತ್ತೆ, ಆ ದುಡ್ಡನ್ನ ಅವರ ಶಿಕ್ಷಣಕ್ಕೆ ನೀವು ವಿನಿಯೋಗಿಸ್ಬೋದು. ಬಟ್ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಎಜುಕೇಷನ್ ಅನ್ನೋದನ್ನ ನಾವು ಎಜುಕೇಷನ್ಗೆ ಯಾವುದೇ ಥರದ ಒಂದು ಪ್ರೀ ಪ್ಲಾನಿಂಗ್ ಆಗಿರ್ಬೋದು, ಅದಕ್ಕೊಂದಷ್ಟು ಅಮೌಂಟನ್ನು ಸೇವ್ ಮಾಡೋದಾಗಿರ್ಬೋದು, ಇಂಥ ಒಂದು ಮನಸ್ಥಿತಿ ನಮ್ಮಲ್ಲಿಲ್ಲ. ನಾವು ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತೀವಿ, ಈಗ ನೋಡಿ ಮಕ್ಕಳು ಮದುವೆ ಅಂತ ಬಂದಾಗ ಸಾಕಷ್ಟು ಲಕ್ಷಾಂತರ ರೂಪಾಯಿ ಅವ್ರಿಗೆ ಚಿನ್ನ ಮಾಡಿಸೋದು, ಒಡವೆ ಮಾಡಿಸೋದನ್ನು ಅವರು ಒಂದು 5-6ನೇ ಕ್ಲಾಸಿಂದಲೇ ಶುರು ಮಾಡ್ತೀವಿ. ಬಟ್ ನನ್ನ ಪ್ರಕಾರ ನೀವು ಮಕ್ಕಳಿಗೆ ಆಸ್ತಿ ಮಾಡೋ ಬದಲು ಅವ್ರಿಗೆ ಗೋಲ್ಡ್ ಬದಲು ಅವ್ರ ಎಜುಕೇಷನ್ ಮೇಲೆ ಇನ್ವೆಸ್ಟ್ ಮಾಡಿ, ಅದು ನಿಮಗೆ ದೊಡ್ಡ ರಿಟರ್ನು. ಸೊ ದಯವಿಟ್ಟು ಆ ದಿಸೆಯಲ್ಲಿ ನಮ್ಮ ಪೇರೆಂಟ್ಸ್ ಯೋಚನೆ ಮಾಡಿದ್ರೆ ಖಂಡಿತವಾಗಲೂ ನಾವು ಯೋಚನೆ ಅದಕ್ಕೆ ನಾನು ಹೇಳೋದು, ಕೆರಿಯರ್ ಗೈಡೆನ್ಸು ಪೇರೆಂಟ್ಸ್ಗೆ ಬಹುಮುಖ್ಯವಾಗಿ ಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಮ್ಮದು ಈ ಥರ ವರ್ಕ್ಶಾಪ್ ಮಾಡ್ತಾ ಇರ್ತೀವಿ, ದಯವಿಟ್ಟು ನಮ್ಮ ವರ್ಕ್ಶಾಪ್ ಅಟೆಂಡ್ ಮಾಡಿ. ಮೈಸೂರು ಅಕ್ಕಾಯಸ್ ಅಕಾಡೆಮಿಲಿ ಇರುತ್ತೆ, ನೀವು ಬನ್ನಿ, ನಿಮಗೆ ಅಲ್ಲಿ ವಿಸ್ತೃತ ಇದ್ರ ಬಗ್ಗೆನೇ ಒಂದು ದಿನದ ಒಂದು ವರ್ಕ್ಶಾಪ್ ನಾವು ಮಾಡ್ತೀವಿ, ಆಗ ನಿಮ್ಗೆ ಗೊತ್ತಾಗುತ್ತೆ.
1: ಓಕೆ, ಧನ್ಯವಾದಗಳು ಮೇಡಮ್ ಕರೆ ಮಾಡೋದಕ್ಕೆ. ಹಾಂ ಸರ್, ತಾವು ಕೂಡ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್, ಈ ಒಂದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ವೃತ್ತಿ ಮಾರ್ಗದರ್ಶನದ ಒಂದು ಅವಕಾಶಗಳು ಮತ್ತು ಅದರ ಒಂದು ಮಹತ್ವ ಕುರಿತು. ಈಗ ಈಗ ನಾವು ಕೊನೆಯದಾಗಿ ನಾವು ಮಾತನಾಡೋದಾದ್ರೆ, ಈಗ ವಿದ್ಯಾರ್ಥಿಗಳು ತಮ್ಮ ಕನಸಿನ ವೃತ್ತಿಯನ್ನು ಸಾಧಿಸಲು ಪ್ರತಿದಿನ ಯಾವ್ಯಾವ ರೀತಿಯ ಒಂದು ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಬೇಕು ಸರ್?
0: ಸರ್, ಈಗ ಅವ್ರ ಕನಸಿನ ವೃತ್ತಿನ ಅವರು ಹೋಗ್ಬೇಕು ಅಂತಂದರೆ, ಈಗ ವಿದ್ಯಾರ್ಥಿ ಯಾವ ಸ್ಟೇಜ್ ಅಂತಂದರೆ, ಉದಾಹರಣೆಗೆ ಅವನು SSLC ಮುಗಿಸಿ PUC ಬಂದಿದ್ದಾನೆ ಅಂತಂದರೆ, ಅವನಿಗೊಂದು ವೃತ್ತಿ ಡಿಫೈನ್ ಆಗಿದೆ ಅಂದರೆ ಅದಕ್ಕೆ ಅವನು ಪ್ರತಿದಿನ ವರ್ಕ್ ಮಾಡಲೇಬೇಕು. ಅದರಲ್ಲೂ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಅಂತೂ ವರ್ಕ್ ಮಾಡಲೇಬೇಕು.
1: ಹೌದು,
0: ಹೆಂಗಿದೆ ಅಂದರೆ, ನಮ್ಮಲ್ಲಿ ಪ್ರತಿ ವರ್ಷ ನಮ್ಮ ಕಳೆದ 2025-26ನೇ ಸಾಲಿನಲ್ಲಿ ಭಾರತ ದೇಶದಲ್ಲಿ ಔಟ್ಪುಟ್ ಆಗಿರತಕ್ಕಂಥ ಗ್ರಾಜ್ಯುಯೇಟ್ಸ್ ಎಷ್ಟು ಅಂದರೆ 1,25,00,000. ಪ್ರತಿ ವರ್ಷ ಆನ್ ಆನ್ ಆವರೇಜ್ ಫ್ರಮ್ ಲಾಸ್ಟ್ 5 ಇಯರ್ ಎವ್ರಿ ಇಯರ್ ವಿ ಆರ್ ಪ್ರೊಡ್ಯೂಸಿಂಗ್ 1 crore ಗ್ರಾಜ್ಯುಯೇಟ್ಸ್. ಇನ್ನು ನೆಕ್ಸ್ಟ್ ಇಯರ್ ಅದು 1.3 crore, ಇನ್ನು 5 ಇಯರ್ಸಲ್ಲಿ 1.5 crore ಆಗ್ಬೋದು. ಹಿಂಗಾಗಿ ಸ್ಪರ್ಧೆ ಇರೋದ್ರಿಂದ ಇದಕ್ಕೆ ಒಬ್ಬ ವಿದ್ಯಾರ್ಥಿ ತನ್ನ ವೃತ್ತಿಗೆ ಏನು ಮಾಡ್ಬೋದು, ಅವನು ಪ್ರತಿದಿನ ಅವನು ತಯಾರಾಗಲೇಬೇಕು. ಹೆಂಗೆ ಅವನು ತಯಾರಾಗ್ಬೋದು ಅಂದರೆ, ಅವನು ಟೈಮ್ ಟೇಬಲ್ ಹಾಕೋಬೇಕು ಸರ್. ಹೆಂಗೆ, ಈಗ ಒಂದು 24 ಗಂಟೆನಲ್ಲಿ ಅವನು ಊಟ, ಸ್ನಾನ, ಅವನ ಸ್ವಚ್ಛ, ಅವನ ಕಾಲೇಜಿನ ಸಮಯ, ನಿದ್ರೆ ಇವೆಲ್ಲನೂ ಕಳೆದ್ರೆ ಅವನಿಗೆ ಒಂದು 5-6 ಗಂಟೆ ಸಿಕ್ಕೇ ಸಿಗುತ್ತೆ ಸರ್. ಈಗ ಒಂದು 7 ಗಂಟೆ ನಿದ್ದೆ, ಒಂದು 8 ಗಂಟೆ ಅವನ ಸ್ಕೂಲು ಹೋಗಿ ಅವನು ಹೋಗಿದ್ದು ಬರೋದು, ಮತ್ತು ಶಾಲೆಯಲ್ಲಿರ್ತಕ್ಕಂಥ ಟೈಮ್ ಟೇಬಲ್ ಒಂದು 8 ಗಂಟೆ ಸ್ಕೂಲು, 15 ಗಂಟೆ ಆಯಿತು, ಮತ್ತು ಇನ್ನೊಂದು ಮನೆಯಲ್ಲಿ ಅವನಿಗೆ ಒಂದಷ್ಟು ಸಮಯ ಬೇಕೇ ಬೇಕು, ಅದಕ್ಕೊಂದು 4 ಗಂಟೆ ಅಂತಂದ್ರು ಒಂದು 19 ಗಂಟೆ ಆಯಿತು ಸರ್, ಇನ್ನು 5 ಗಂಟೆ ಅಂತ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಸೊ ಈ 5 ಅವರ್ಸ್ ಇದರಲ್ಲಿ ಇದು ಗೋಲ್ಡನ್ ಅವರ್ಸು, ಇದನ್ನು ಅವರು ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು. 5 ಅವರ್ಸ್ ಮಿನಿಮಮ್ ಓದಲೇಬೇಕು ಒಬ್ಬ ವಿದ್ಯಾರ್ಥಿ. ಸೊ ಈ ವಿದ್ಯಾರ್ಥಿನಲ್ಲಿ ಬರ್ತಾನೆ, ಈಗ PUC ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಅವನ ಒಂದು ರುಟೀನ್ ಬೇರೆ ಇರಬೇಕು, ಡಿಗ್ರಿ ಓದ ವಿದ್ಯಾರ್ಥಿ ರುಟೀನ್ ಬೇರೆ ಇರಬೇಕು. ಯಾಕಂದ್ರೆ ಡಿಗ್ರಿ ಓದ ವಿದ್ಯಾರ್ಥಿ ಏನು ಮಾಡ್ತಾನೆ, ಡಿಗ್ರಿ ಆದ ನಂತರ ಅವನು ಉದ್ಯೋಗಕ್ಕೆ ಎಲಿಜಿಬಲ್ ಇರ್ತಾನೆ, ಅವನು ಉದ್ಯೋಗನ ಮಾಡಲೇಬೇಕು ಅನ್ನೋ ಅರ್ಜಿ ಸುಮಾರು ಜನ ಇರುತ್ತೆ. ಹಂಗಾಗಿ ಅವನ ತಯಾರಿ ಬೇರೆ, PUC. ಈಗ PUC ವಿದ್ಯಾರ್ಥಿಗಳ ತಯಾರಿ 5 ಗಂಟೆಲಿ ಹೆಂಗಿರ್ಬೇಕು ಅಂತಂದರೆ, ಅವ್ರಿಗೆ ಅಸೈನ್ಡ್ ಆಗಿರೋ ಸಿಲೆಬಸ್ನ ಚೆನ್ನಾಗಿ ಓದಬೇಕು, ಮತ್ತು ಅವರು ನೆಕ್ಸ್ಟ್ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಳ್ಳೆ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕಲ್ಲ, ಆ ಒಂದು ಪರೀಕ್ಷೆಗಳಿಗೂ ಸಹ ಅವರು ಪ್ಯಾರಲಲ್ಲಿ ಸಿದ್ಧತೆ ಮಾಡ್ಕೋಬೇಕು ಸರ್. ಈ 5 ಗಂಟೆ ಒಬ್ಬ ನನ್ನ ಪ್ರಕಾರ ಮಿನಿಮಮ್ 4-5 ಗಂಟೆ ವಿದ್ಯಾರ್ಥಿ ಓದಲೇಬೇಕು. ಬಟ್ ಇಲ್ಲಿ ಇನ್ನೊಂದು ಸಮಸ್ಯೆ, ಈಗ ಮೊಬೈಲ್ ಬಂದಿದೆ, ಮೊಬೈಲು ಅವರಿಗೆ ಒಂದು ದೊಡ್ಡ ಡೈವರ್ಜೆನ್ಸು.
1: ಹೌದು,
0: ನನ್ನ ಪ್ರಕಾರ PUC ವಿದ್ಯಾರ್ಥಿಗಳಿಗೆ ಮೊಬೈಲ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ PUC ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಇದೆ, ಕಾಲೇಜಲ್ಲಿ ಪಾಠ ಮಾಡಿ ನೋಟ್ಸು ಕೊಡ್ತಾರೆ, ಮತ್ತು ಅವ್ರಿಗೆ ಸಾಕಷ್ಟು ರೆಫರೆನ್ಸ್ ಬುಕ್ಸ್ ಇರುತ್ತೆ. ಈಗ ಪುಸ್ತಕಗಳೇ ಇರಬೇಕಾದ್ರೆ ಮೊಬೈಲ್ ಏನಕ್ಕೆ? ಸೊ ಇಲ್ಲಿ ಸಮಸ್ಯೆ ಏನಪ್ಪ ಅಂದರೆ, ವಿದ್ಯಾರ್ಥಿಗಳ ಸಮಯವನ್ನು ಕಿತ್ಕೋತಾ ಇರೋದಪ್ಪ ಅಂದರೆ ಮೊಬೈಲ್, ಸ್ಕ್ರೀನ್ ಟೈಮು. ಸೊ ಈ ಮೊಬೈಲಿಂದ ಅವರು ಫಸ್ಟು, ಈಗ ನಾನು ಹೇಳಿ, ಈಗ ಇಲ್ಲಿ ಒಂದು ಲೋಟ ಇದೆ, ಲೋಟದಲ್ಲಿ ಆಲ್ರೆಡಿ ಕಸ ತುಂಬಿದೆ, ಅಲ್ಲಿಗೆ ನಾವು ಮತ್ತಷ್ಟು ನಾವು ಶುದ್ಧವಾದ ನೀರನ್ನ ಹಾಕ್ರೆ ಏನಾಗುತ್ತೆ ಅದು? ಮತ್ತೆ ಅದು ಆ ಲೋಟದಲ್ಲಿ ಆ ನೀರು, ಶುದ್ಧವಾದ ನೀರು ಸಹ ಕಲುಷಿತ ಆಗುತ್ತೆ.
1: ಹೌದು,
0: ಫಸ್ಟ್ ಏನು ಮಾಡ್ಬೇಕು, ಈ ಲೋಡ್ದಲ್ಲಿ ಕಸ ತೆಗಿಬೇಕು, ಹಂಗೆ ನಮ್ಮ ಮೈಂಡ್ ಇರ್ತಕ್ಕಂಥ ಡೈವರ್ಜೆನ್ಸ್ ಇದೆಯಲ್ಲ ಅದನ್ನು ಕ್ಲೀನ್ ಮಾಡ್ಕೋಬೇಕು ಸ್ಟೂಡೆಂಟು. ಆಗ ಅವನು ಏನೇ ಓದಿದ್ರು ಅವನು ಈಸಿಯಾಗದು ಒಂದು ಸಿಸ್ಟಮ್ಯಾಟಿಕ್ ಆಗಿ ಅವನು ಬ್ರೈನಲ್ಲಿ ಕೂರುತ್ತೆ. ಹಂಗಾಗಿ ಸ್ಟೂಡೆಂಟ್

0: ಸ್ಟೂಡೆಂಟ್ಸು ಫಸ್ಟು ಮೊಬೈಲಿಂದ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮೊಬೈಲ್ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲ ಪಿ ಯು ಸಿಲಿ ನೋಟ್ಸ್ನ ಹೇಳಿದ್ರೆ ಕೊಡ್ತಾ ಇದ್ದಾರೆ. ಮತ್ತು 4-5 ಗಂಟೆ ಅವನು ಪ್ರತಿದಿನ ಅಭ್ಯಾಸ ಮಾಡಲೇಬೇಕು. ಒಂದು ಒಂದು ಈಗ ಇದು ದೊಡ್ಡ ಸಮಸ್ಯೆ. ಇದೇನಾಗಿದೆ ಅಂದರೆ ನಾನು ಹೇಳ್ದಲ್ಲ, ಈಗ ಪಿ ಯು ಸಿ ಮಾರ್ಕ್ಸ್ ತೆಗೆಯೋದು ತುಂಬ ಈಸಿ ಆಗಿಬಿಟ್ಟಿದೆ. ನಿಮ್ಗೆ ಗೊತ್ತಿರಲಿ, ಈಗ ಇವ್ಯಾಲ್ಯುವೇಷನ್ಸ್ ಎಲ್ಲ ಹೆಂಗೆ ನಡೀತಾ ಇದೆ ಅಂತಂದರೆ, ಇವ್ಯಾಲ್ಯುವೇಷನ್ನ ಪ್ರಮುಖ ಉದ್ದೇಶ ವಿದ್ಯಾರ್ಥಿಗಳು ಎಷ್ಟು ಬರೆದಿದ್ದಾರೆ ಅವ್ರನ್ನ ಜ್ಞಾನವನ್ನು ಚೆಕ್ ಮಾಡೋದು ಉದ್ದೇಶ ಆಗಿಲ್ಲ. ಈಗ ನಾವು ಇಷ್ಟು ಪರ್ಸೆಂಟ್ ನಮ್ಮ ರಾಜ್ಯದಲ್ಲಿ ತೆಗಿಬೇಕು, ನಮ್ಮ ಜಿಲ್ಲೆಯಲ್ಲಿ ಇಷ್ಟೊಂದು ಫಲಿತಾಂಶವನ್ನು ನಾವು ಕೊಡಿಸ್ಬೇಕು ಅನ್ನೋದೇ ಉದ್ದೇಶ ಆಗಿದೆ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ರೆ, ನೀವು ನೋಡಿ ಪಿ ಯು ಸಿಲಲ್ಲಿ ಮೊದಲು ಪಿ ಯು ಸಿಲಲ್ಲಿ 55-60% ಬರ್ತಾ ಇತ್ತು, ಈಗ 75-80 ಓವರಲ್ಲಿ ಸ್ಟೇಟ್ ಮೇ 73% ಬರ್ತಾ ಇದೆ. ಅಂದರೆ ನಾವು ಮಕ್ಕಳನ್ನ ಏನು ಮಾಡ್ತಾ ಇದ್ದೀವಿ, ಮಾರ್ಕ್ಸ್ ಕೊಟ್ಟು ಕೊಟ್ಟು ಅವ್ರನ್ನ ಬುದ್ಧಿವಂತರು ಬುದ್ಧಿವಂತರು ಅಂತ ನಾವು ಐಡೆಂಟಿಫೈ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ಮಾಡಿ ಅವ್ರನ್ನ ಎಲ್ಲೋ ಒಂದು ಕಡೆ ನಾವೇನು ಮಾಡ್ತಾ ಇದ್ವಿ, ಕುಬ್ಜರನಾಗಿ ಮಾಡ್ತಾ ಇದ್ವಿ. ಮೊದಲು ನಾನು ಸ್ಟೂಡೆಂಟ್ ಸಜೆಷನ್ ಮಾಡೋದು, ನೀವು ಮಾರ್ಕ್ಸ್ ಮೈಂಡ್ ಸೆಟ್ ಇಂದ ಹೊರಗಡೆ ಬನ್ನಿ. ನಾವು ಮಾರ್ಕ್ಸ್ ತೆಗೆಯದೇ ನಿಮ್ಮ ಒಂದು ಗುರಿ ಆಗಿರಬಾರ್ದು. ಮಾರ್ಕ್ಸ್ ನಮಗೆ ಅವಶ್ಯಕತೆ ಇದೆ, ಅನಿವಾರ್ಯ ಇಲ್ಲ. ಇವತ್ತಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನಾ ಮಕ್ಕಳು ಸರ್ವೈವ್ ಆಗಬೇಕಾದ್ರೆ, ಈಗ ನೀವೇ ನೋಡಿ ಯಾವ ಸರ್ಕಾರಿ ಹುದ್ದೆನ ಮಾರ್ಕ್ಸ್ ಮೇಲೆ ಕೊಡ್ತಾ ಇದಾರೆ. ಮೊದಲು ವಿಲೇಜ್ ಅಕೌಂಟೆಂಟ್ ಕೊಡ್ತಾ ಇದ್ರು, ಈಗ ಅದಕ್ಕೂ ಎಕ್ಸಾಮ್ ಬಂದಿದೆ. ಯಾವ ಸರ್ಕಾರಿ ಉದ್ಯೋಗಗಳು ಕೊಡ್ತಾ ಇಲ್ಲ, ಯಾವ ಪ್ರೈವೇಟ್ ಜಾಬ್ ಅಲ್ಲಿ ಮಾರ್ಕ್ಸ್ ನ ಮಾನದಂಡಕೊಂಡು ನಿಮಗೆ ಜಾಬ್ ಕೊಡ್ತಾ ಇದಾರೆ? ಖಾಸಗಿ ಕ್ಷೇತ್ರದಲ್ಲಿ ಇಲ್ಲ ಅಲ್ವಾ? ಏನೋ ಮಿನಿಮಮ್ ಒಂದು 50% ಇರಬೇಕು, ಅದು ಮಿನಿಮಮ್ ಮಾಡಿದ್ದಾರೆ. ಅದನ್ನ ಬಿಟ್ಟರೆ ಖಾಸಗಿ ಉದ್ಯೋಗ ಸರ್ಕಾರಿ ಉದ್ಯೋಗದಲ್ಲೂ ಮಾರ್ಕ್ಸ್ ಇಲ್ಲ. ಆಮೇಲೆ ನೀವು ನೆಕ್ಸ್ಟ್ ಪಿ ಯು ಸಿ ಆಯಿತು, ಡಿಗ್ರಿ ಆಯಿತು, ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕು, ಅಲ್ಲೆಲ್ಲೂ ಮಾರ್ಕ್ಸ್ ನೋಡ್ತಾ ಇದ್ದಾರಾ? ಎಲ್ಲೂ ನೋಡ್ತಾ ಇಲ್ಲ. ಸೊ ಮಾರ್ಕ್ಸ್ ಯಾಕೆ ಇಲ್ಲಿ ಸಮಸ್ಯೆ? ಏನಾಗಿದೆ ಅಂದರೆ ವಿದ್ಯಾಸಂಸ್ಥೆಗಳ ಪ್ರಮುಖ ಗುರಿ, ನಮ್ಮಲ್ಲಿ ವಿದ್ಯಾಸಂಸ್ಥೆಗಳು ಏನಾಗಿದ್ದಾವೆ ಗೊತ್ತಾ ಸರ್, ಅವರ ಗುರಿ ಮಾರ್ಕ್ಸ್ ತೆಗಿಬೇಕು, ಫ್ಲಕ್ಸ್ ಹಾಕಿಸ್ಬೇಕು, ಹೆಚ್ಚು ಹೆಚ್ಚು ಅಡ್ಮಿಷನ್ ಮಾಡ್ಕೋಬೇಕು, ಅದು ಅವರ ಪ್ರಮುಖ ಗುರಿಯಾಗಿದೆ. ಪಿ ಯು ಸಿ ಆದಮೇಲೆ ನಮ್ಮ ಕಾಲೇಜಿನ ಮಕ್ಕಳು ಎಲ್ಲಿಗೆ ಏನು ಮಾಡ್ತಾರೆ, ಡಿಗ್ರಿ ಆದಮೇಲೆ ಈ ಕಾಲೇಜಿನ ಮಕ್ಕಳಲ್ಲಿ ಏನು ಮಾಡ್ತಾ ಇದ್ದಾರೆ, ನಮ್ಮ ಕಾಲೇಜಿನ ಮಕ್ಕಳನ್ನ ನಾವು ಎಲ್ಲೆಲ್ಲಿಗೆ ಕಳಿಸ್ಬೇಕು ನೆಕ್ಸ್ಟು, ನಮ್ಮ ಮಕ್ಕಳಿಗೆ ನಾವು ಒಂದು ಒಳ್ಳೆಯ ವೃತ್ತಿನ ಡಿಫೈನ್ ಮಾಡಿಕೊಡ್ಬೇಕು, ನಾವು ಗೋಲ್ನ ಡಿಫೈನ್ ಮಾಡಿಕೊಡ್ಬೇಕು ಅನ್ನೋದು ಯಾವ ಕಾಲೇಜಿನಲ್ಲೂ ಇದ್ರ ಉದ್ದೇಶ ಇಲ್ಲ. ಅವುಗಳ ಉದ್ದೇಶ ಪಾಠ ಮಾಡಿ ಮಾರ್ಕ್ಸ್ ತೆಗೆದ ಮುಖಾಂತರ ಅವು ತಮ್ಮ ಹಿರಿಮೆಯನ್ನು ಹೆಚ್ಚಿಸ್ಕೋತಾವೆ, ತಮ್ಮನ್ನು ತಾವೇ ತಟ್ಕೋತಾವೆ. ಸೊ ಈ ಸೂಕ್ಷ್ಮತೆಗಳನ್ನ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೋಬೇಕು, ನಮ್ಮ ಭವಿಷ್ಯ ನಿಜವಾಗಿ ಏನಿದೆ. ಸೊ ಸಬ್ಜೆಕ್ಟ್ ನಾನು ಅಲ್ಲಿ ನಾ ಹೇಳ್ತೇನೆ, ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಂಡು ಕಲಿಬೇಕು, ಓದ್ಬೇಕು ಸರ್ 5 hours. ಪಿ ಯು ಸಿ ವಿದ್ಯಾರ್ಥಿಗಳು ಪ್ರಮುಖ ಗುರಿ ಎಂಟ್ರೆನ್ಸ್ ಎಕ್ಸಾಮ್ ಆಗಬೇಕು. ಪಿ ಯು ಸಿ ಅಂತಂದ್ರೆ ಡಿಗ್ರಿಗೆ ಬರ್ತಲ್ಲ ಸರ್, ಅವರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರತಿದಿನ 2 ಗಂಟೆ ಓದಬೇಕು. 2 ಗಂಟೆ ಅಂದ್ರೆ ಈಗ ಅವ್ರಿಗೂ ಎನ್ ಸಿ ಆರ್ ಟಿ ಬುಕ್ಸ್ ಕಂಪ್ಲೀಟು, ಒಂದು 6ನೇ ಕ್ಲಾಸಿಂದ 2nd PUC ತನಕ NCERT ಓದ್ಬೇಕು ಸರ್. ಯಾಕಂದ್ರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾನು ಹೇಳ್ದಲ್ಲ, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲವೂ NCERTಯಿಂದನೇ ಬರುತ್ತೆ. ಹಂಗಾಗಿ ಅವರು ಮೊದಲನೇ ವರ್ಷ NCERTನ ಕಂಪ್ಲೀಟ್ ಕವರ್ ಮಾಡಿದ್ರೆ UPSC KPSCಗೆ ಜನರಲ್ ಸ್ಟಡೀಸ್ ಪ್ರಿಪೇರ್ ಆದಂಗೆ ಆಗುತ್ತೆ NCERT. ಸೊ 2ನೇ ವರ್ಷಕ್ಕೆ ಮೈನ್ಸ್ ಪ್ರಿಪೇರ್ ಆಗಬೇಕು, 3ನೇ ವರ್ಷಕ್ಕೆ ಮಾಕ್ ಟೆಸ್ಟ್ ತಗೋಬೇಕು ಅವರು. 2 ವರ್ಷ ಕಂಪ್ಲೀಟ್ ಸಿಲೆಬಸ್ನ ಓದಬೇಕು, 3ನೇ ವರ್ಷಕ್ಕೆ ಮಾಕ್ ಟೆಸ್ಟ್ ತಗೋಬೇಕು. ಆಮೇಲೆ ಕೋಚಿಂಗ್ ಅಂತ ಇದೆ ಸರ್ ನೀವು, ಆಮೇಲೆ ಇನ್ನೊಂದು ಕೋಚಿಂಗ್ ಅನ್ನೋದು ಒಂದು ಶುರು ಆಗಿಬಿಟ್ಟಿದೆ ಸರ್. ಈಗ ನೀವೇ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ, ಮೊದಲು ಟ್ಯೂಷನ್ ಅನ್ನೋ ಕಾನ್ಸೆಪ್ಟ್ ಯಾರಿಗಿತ್ತು ಸರ್? ನಮ್ಮ ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಯಾರಾದರೂ ಒಬ್ಬ ಟ್ಯೂಷನ್ಗೆ ಹೋಗ್ತಾ ಇದ್ದಾನೆ ಅಂತಂದರೆ ಅವನು ಫೇಲ್ ಆಗಿದ್ದಾನೆ, ಅವ್ನು ಸಬ್ಜೆಕ್ಟ್ ಹೋಗಿದೆ, ಅದಕ್ಕೆ ಟ್ಯೂಷನ್ಗೆ ಹೋಗ್ತಾ ಇದ್ದೀನಿ. ನೀವು ನೋಡಿಲ್ಲ, ನಿಮ್ಗೆ ಅನುಭವ ಇದೆ ಅಲ್ವ ಇದು? ಅದೇ ಥರ ಟ್ಯೂಷನ್ ಇದ್ದದ್ದು ಯಾರಿಗೆ? ಯಾರು ಸ್ಟಡೀಸಲ್ಲಿ ಹಿಂದೆ ಉಳಿದಿದ್ದಾರೋ ಅವ್ರಿಗೆ ಸ್ಪೆಷಲ್ ಕ್ಲಾಸ್ ತಗೊಂಡು ಟ್ಯೂಷನ್. ಈಗ ಟ್ಯೂಷನ್ ಕಾನ್ಸೆಪ್ಟ್ ಏನಾಗಿದೆ?
1: ಚೆನ್ನಾಗಿ ಓದೋರ್ಗು ಕೂಡ
0: ಅವ್ನು ಓದಲಿ ಓದದೇ ಇರಲಿ ಟ್ಯೂಷನ್ಗೆ ಹೋಗ್ಬೇಕು. ಆಮೇಲೆ ಪೇರೆಂಟ್ಸ್ ಅಷ್ಟೇ, ವೈ ದ ಪೇರೆಂಟ್ಸ್ ಸೆಂಡಿಂಗ್ ದ ಸ್ಟೂಡೆಂಟ್ಸ್ ಟು ಟ್ಯೂಷನ್? ಮನೇಲಿದ್ರೆ ಏನೋ ಕಿರಿಕಿರಿ ಮಾಡ್ತಾರೆ ಅಂತ ಅವ್ರನ್ನ ಟ್ಯೂಷನ್ ಕಳಿಸೋದು ಅಂದರೆ ಈ ಟ್ಯೂಷನ್ ಕಾನ್ಸೆಪ್ಟೇ ತಪ್ಪು.
1: ಹೌದು,
0: ಮಕ್ಕಳೇ ಸ್ವಂತವಾಗಿ ಓದ್ಬೋದು. ಸೊ ನಾನನ್ನೋದು ವಿದ್ಯಾರ್ಥಿ, ನೀವು ಟ್ಯೂಷನ್ಗೆ ಯಾವಾಗ ಡಿಪೆಂಡ್ ಆಗಿದೆ, ನಿಮಗೆ ಓದೋಕ್ಕೆ ಸಾಮರ್ಥ್ಯ ಇಲ್ಲ ಅಂತಂದರೆ ನೀವು ಟ್ಯೂಷನ್ಗೆ ಹೋಗಿ. ನಿಮಗೆ ಕೆಪಾಸಿಟಿ ಇದೆ ಸ್ವಂತವಾಗಿ, ನಮ್ಗೆ ಸಬ್ಜೆಕ್ಟ್ ಕ್ಲಾಸಲ್ಲೇ ಅರ್ಥ ಆಗಿದೆ. ನೀವೇ ನೋಡಿ, ನಾನು ಒಂದು ಪ್ರಜಾವಣಿಯವರು ಇಂಟರ್ವ್ಯೂ ಮಾಡಿದರು, ಈ KCET ರಿಸಲ್ಟು ನಮ್ಮ ಮೈಸೂರು ಜಿಲ್ಲೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಯಾಕೆ ಅಂತ ಕೇಳಿದ್ರೆ ನಾನು ನಿದ್ದೆ ಅನಾಲಿಸ್ ಮಾಡಿದೆ. ಒಬ್ಬ ವಿದ್ಯಾರ್ಥಿ ದಿನದ 24 ಗಂಟೆಯಲ್ಲಿ 7 ಗಂಟೆ ನಿದ್ದೆ ಮಾಡಬೇಕು, 8-10 ಗಂಟೆ ಕ್ಲಾಸಲ್ಲಿ ಇರ್ತಾನೆ. ಅದಾದ್ಮೇಲೆ ಮನೆಗೆ ಬಂದಮೇಲೆ ಮಾರ್ನಿಂಗು ಟ್ಯೂಷನ್ ಇರುತ್ತೆ, ಈವ್ನಿಂಗು ಒಂದು 2 hours ಟ್ಯೂಷನ್ಗೆ ಹೋಗ್ತಾನೆ. ಅವನು ಟ್ಯೂಷನು ಕಾಲೇಜು ಇಲ್ಲೇ ಎಂಗೇಜ್ ಆದರೆ ಇಷ್ಟು ಕಲಿತ ವಿಷಯವನ್ನು ಅವನು ಅನಲಿಸ್ ಮಾಡೋಕೆ ಅವನಿಗೆ ಸಮಯ ಎಲ್ಲಿ ಸಿಗ್ತಾ ಇದೆ? ಸೊ ಇಂಥ ವಿದ್ಯಾರ್ಥಿಯಿಂದ ನಾವು ಒಳ್ಳೆ

0: ಫಲಿತಾಂಶ ನಿರೀಕ್ಷೆ ಮಾಡಕ್ ಸಾಧ್ಯನಾ? ನಾನು ಹೇಳಿದ್ರೆ ಸರ್ 5-6 ಗಂಟೆ ಅವನಿಗೆ ಬೇಕು.
1: ಹೌದು,
0: ಈ ನೀಡ್ ಈಸ್ ಓನ್ ಟೈಮ್ ಟು ಅನಲೈಸ್, ಬಟ್ ಈಸ್ ನಾಟ್ ಗೆಟಿಂಗ್. ಹಂಗೆ ವಿದ್ಯಾರ್ಥಿಗಳು, ಪದವಿ ವಿದ್ಯಾರ್ಥಿಗಳು, ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಜೊತೆಗೆ ನಿಮ್ಮ ಕರಿಕುಲಮ್ನು ಓದಬೇಕು. ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಿಮ್ಮ ಕರಿಕುಲಮ್ ಜೊತೆಗೆ ಎಂಟ್ರೆನ್ಸ್ ಎಕ್ಸಾಮ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ನನ್ನ ಸಜೆಷನ್ ಸರ್.
1: ಓಕೆ ಓಕೆ, ಬಹಳ ಖುಷಿ ಆಯಿತು ಸರ್, ತುಂಬ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಕೇಳೋದರಿಗೆ ಮತ್ತು ಸಮುದಾಯಕ್ಕೆ ತಾವು ತಿಳಿಸ್ತೀರಿ. ಯಾಕಂದರೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈ ಥರ ಒಂದು ಮಾಹಿತಿಗಳು ತುಂಬ ಅವಶ್ಯಕ ಅಂತ ಕೂಡ ನಾನು ಹೇಳ್ತೀನಿ. ತುಂಬ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಈ ಒಂದು ಬಾನಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವೃತ್ತಿಪರ ಮಾರ್ಗದರ್ಶನದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬಿರುವುದಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಹಾಂ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತು ಕೇಳುವರಿಗೆ ಒಂದು ಅನೌನ್ಸ್ಮೆಂಟ್ ಏನಪ್ಪ ಅಂದರೆ, ಈ ಥರ ವೃತ್ತಿ ಮಾರ್ಗದರ್ಶನ ಸಂಬಂಧಪಟ್ಟಂಗೆ ನಿಮ್ಮ ಊರಿನಲ್ಲಿ, ನಿಮ್ಮ ತಾಲೂಕಿನಲ್ಲಿ ನೀವೇನಾದರೂ ಒಂದು ಅವ್ರಿಗೆ ಗೈಡೆನ್ಸ್ ಬೇಕು ಅಂತ ಸಂದರ್ಭದಲ್ಲಿ ದಯವಿಟ್ಟು ನೀವು ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಅಥವಾ ನಮ್ಮ ಜನಧ್ವನಿ ಎಫ್ ಎಂ ಇವ್ರನ್ನು ಸಹ ನೀವು ಸಂಪರ್ಕಿಸಿ, ನಿಮಗೆ ಇಂಥ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂದಾಗ ಖಂಡಿತವಾಗ್ಲೂ ನಾನು ನಿಮಗೆ ಈ ಒಂದು ಎಫ್ ಎಂ ಮುಖಾಂತರ ನಿಮಗೆ ಮಾಹಿತಿನ ತಲುಪಿಸೋಂಥ ಒಂದು ಕೆಲಸ ಮಾಡ್ತೀನಿ. ಮತ್ತು ನನಗೆ ಸಮಯ ಸಿಕ್ಕಿದ್ರೆ ನಿಮ್ಮ ಒಂದು ಶಾಲೆಗಳಿಗೆ ಅಥವಾ ನೀವೊಂದು ತಾಲೂಕು ಕೇಂದ್ರದಲ್ಲಿ ನೀವೊಂದು ಆರ್ಗನೈಸ್ ಮಾಡಿದ್ರೆ ವಿದ್ಯಾರ್ಥಿಗಳು ಮತ್ತು ಪೋಷಕರೆಲ್ಲ ಸೇರಿದ್ರೆ ಅಲ್ಲಿಯೂ ಸಹ ಬಂದು ನಿಮ್ಮ ಜೊತೆ ಈ ಒಂದು ವೃತ್ತಿ ಮಾರ್ಗದರ್ಶನ ಸಂಬಂಧಪಟ್ಟಂಗೆ ವಿಷಯಗಳನ್ನ ನಾನು ನಿಮಗೆ ನೀಡಲು ಸಿದ್ಧ ಇದ್ದೇನೆ. ದಯವಿಟ್ಟು ಇದನ್ನು ನೀವೆಲ್ಲರೂ ಬಳಸ್ಕೊಳ್ಳಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪುಸ್ತಕವನ್ನು ಸಹ ನಾನು ರಚಿಸಿದ್ದೇನೆ, ಕೆರಿಯರ್ ಗೈಡೆನ್ಸ್ ಹ್ಯಾಂಡ್ ಬುಕ್ ಅಂತ. ಇನ್ನೊಂದು ತಿಂಗಳಲ್ಲಿ ಅದು ಬರುತ್ತೆ. ಅದನ್ನು ನೀವು ಓದಿದ್ರೆ ನಿಮಗೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಸಂಶಯಗಳಿಗೂ ಒಂದು ಪರಿಪೂರ್ಣ ಮಾಹಿತಿ ಅದರಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಕೆಳಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶಕರು, ಸಲಹೆಗಾರರು ಹಾಗೂ ಲೇಖಕರು ಆದ ಡಾಕ್ಟರ್ ಲಕ್ಷ್ಮಣ್ ಬೀರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ನಾಳೆ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ. ಇದುವರೆಗೂ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಮೈಸೂರಿನ ಮಹಾರಾಣಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶನ ಸಲಹೆಗಾರರು ಮತ್ತು ಲೇಖಕರಾದ ಡಾಕ್ಟರ್ ಲಕ್ಷ್ಮಣ ಬೀರ್ ಅವರು.
3: ನಮ್ಮ ನಿಲಯದಿಂದ ಇನ್ನು ಮುಂದೆ ವಿಶೇಷ ಕಾರ್ಯಕ್ರಮ. ವಿಶ್ವ ಬೆನ್ನುಹುರಿ ಅಪಘಾತದ ಅಂಗವಾಗಿ ಬೆನ್ನುಹುರಿ ಅಪಘಾತದ ವ್ಯಕ್ತಿಯ ಯಶೋಗಾಥೆಯ ಕುರಿತು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಗ್ರಾಮದ ಶ್ರೀಯುತ ಸೈಪುದ್ದೀನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
5: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
4: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
5: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
4: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
6: ದಿವ್ಯಾಂಗ ದೀಪ್ತಿ.
7: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ತಮ್ಮೆಲ್ಲರಿಗೂ ವಿಶ್ವ ಬೆನ್ನುಹುರಿ ಅಪಘಾತದ ದಿನಾಚರಣೆಯ ಬಗ್ಗೆ ಒಂದಿಷ್ಟು ಸೂಕ್ತ ಮಾಹಿತಿ ಮತ್ತು ಅವರ ಸಮಸ್ಯೆಗಳನ್ನು ಹಂಚಿಕೊಳ್ಳಲು ನಮ್ಮ ಜೊತೆ ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಯಶೋಗಾಥೆಯನ್ನ ಕುರಿತು ಮಾತನಾಡಲಿದ್ದಾರೆ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಗ್ರಾಮದ ಶ್ರೀಯುತ ಸೈಪುದ್ದೀನ್ ರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಯಶೋಗಾಥೆಯ ಬಗ್ಗೆ ಅವರಿಂದಲೇ ಒಂದಿಷ್ಟು ವಿಚಾರಗಳನ್ನ ತಿಳಿಯೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
8: ನಮಸ್ಕಾರ ಮೇಡಮ್.
7: ಮೊದಲಿಗೆ ನಿಮ್ಮ ಬೆನ್ನುಹುರಿ ಅಪಘಾತದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಸೋಕೆ ಮುಂಚೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮ ಪರಿಚಯವನ್ನು ಮಾಡಿಕೊಡಿ.
8: ನಾನು ಸೈಫುದ್ದೀನ್ ಅಂತ ಹೇಳ್ಬಿಟ್ಟು. ಮೇಡಮ್, ನಾವು ಕೊಡಗು ಜಿಲ್ಲೆ ಸೋಮಾರಪೇಟೆ ತಾಲೂಕು ಮಾದಾಪುರ ಗ್ರಾಮದವನು. ನಮ್ಮ ತಂದೆ ಹೆಸರು ಇಬ್ರಾಹಿಮ್ ಅಂತ, ತಾಯಿ ಹೆಸರು ಜುಬೇದ್ ಅಂತ ಹೇಳ್ಬಿಟ್ಟು. ನಾನು 14 ವರ್ಷಗಳಿಂದ ಸ್ಪೈನಲ್ ಕಾರ್ಡ್ ಇಂಜುರಿಯಾಗಿ

0: ಇವಾಗ 15 ವರ್ಷಕ್ಕೆ ಕಾಲ ಹಿಡಿತಾ ಇದ್ದೀನಿ.
1: ನಿಮಗೆ ಎಷ್ಟು ವರ್ಷ ಆಗಿದೆ ಸರ್?
0: ನಾನು ಬೀಳ್ಬೇಕಾದ್ರೆ 24 ವರ್ಷ ಆಗಿತ್ತು. ವೆಲ್ಡಿಂಗ್ ಕೆಲಸಗಳನ್ನು ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದೆ. ಹಲಸಿನಕಾಯಿ ಕೀಳಕ್ಕೆ ಹೋಗಿ ಮರದಿಂದ ಬಿದ್ದು ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರೋದು. ಅದೇ ಇವಾಗ 14 ವರ್ಷ ಪೂರ್ತಿಯಾಗಿದೆ.
1: 24 ವರ್ಷದ ಇದ್ದಾಗ ಈ ಒಂದು ಸಮಸ್ಯೆ ಕಾಣಿಸ್ತು ಅಂತ ಹೇಳಿದ್ರೆ, ಇದಕ್ಕಿದ್ದಾಗೆ ಆ ಸಮಸ್ಯೆ ಉಂಟಾದಾಗ ಹೇಗೆ ಅನ್ನಿಸ್ತು ಸರ್ ನಿಮಗೆ?
0: ಮೇಡಮ್, ಸಮಸ್ಯೆ ಅಂದಾಗ ಈಗ ಬಾಕಿದ್ದವರು ಅಂಗವೈಕಲ್ಯ ಆಗಿದ್ದರೆ ಅವರು ಹುಟ್ಟಿನಿಂದಲೇ ಆಗಿರೋದು, ಆಗ ಅವರಿಗೆ ಜೀವನದಲ್ಲಿ ಹೆಂಗೆ ಮಾಡಬೇಕು ಅಂತ ಅವರಿಗೆ ಅದರ ಅನುಭವ ಇರ್ತದೆ. ಯಾಕಂದರೆ ಚಿಕ್ಕ ಮಗು ಆಗಿದ್ದಾಗ ಅದು ಪ್ರಾಬ್ಲಮ್ ಸ್ಟಾರ್ಟ್ ಆದಾಗ ಮುಂದಕ್ಕೆ ಮುಂದಕ್ಕೆ ಸರಿ ಮಾಡ್ಕೊಂಡು ಹೋಗೋಕ್ಕೆ ಆಯ್ತದೆ. ಬಟ್ ಇದು ಹಂಗೆಲ್ಲ, ಇದು ಸಡನ್ ಆಗಿರೋದು, ಇದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ದಿಕ್ಕು ದೋಚದಾಗ, ಯಾಕೆಂದರೆ ಯೂರಿನ್ ಹೋಗಲ್ಲ, ಮೋಷನ್ ಪಾಸ್ ಮಾಡೋಕ್ಕಾಗಲ್ಲ, ಎಲ್ಲ ಸಮಸ್ಯೆಗಳು ಇರ್ತದೆ. ಆವಾಗ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಸ್ಟಾರ್ಟಿಂಗ್ ಯಾಕೆಂದರೆ ದುಡ್ದು ತಿನ್ಬೇಕು ಅಂತ ಭಾಳ ಆಸೆಗಳಿದ್ದಿದ್ದು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಒಂದು ಆಸೆಗಳಿತ್ತು. ಬಟ್ ಹಿಂಗೆ ಆದಮೇಲೆ ಏನು ಮಾಡೋದು ಅಂತೇಳ್ಬಿಟ್ಟು ಒಂದು 2-3 ವರ್ಷ ಮಲಗಿದಲ್ಲೇ ಇದ್ದೆ. ಡಾಕ್ಟ್ರುಗಳಿಗೆ ತೋರಿಸಿದ್ವಿ, ಏನು ಪ್ರಯೋಜನಗಳಾಗಿಲ್ಲ. ಯಾಕಂದರೆ ಸ್ಪೈನಲ್ ಕಾರ್ಡ್ ಇಂಜುರಿ ಆದರೆ ರಿಕವರ್ಮೆಂಟ್ ಆಗೋದು ಭಾಳ ಕಮ್ಮಿ ಅಂತ ಇವಾಗ ಗೊತ್ತಾಯ್ತದೆ. ಆಗ ಜೀವನದಲ್ಲಿ ಏನು ಮಾಡಬೇಕು, ಮುಂದಕ್ಕೆ ಹೆಂಗೆ ಜೀವನ ಮಾಡಬೇಕು ಅಂತ ಒಂದು ಖುಷಿಯಲ್ಲಿ ಈಗ ಜೀವನಕ್ಕೆ ಶುರು ಮಾಡಿದೆ. ನಾನು ಬೀಳ್ಬೇಕಾದ್ರೆ ವೆಲ್ಡಿಂಗ್ ಕೆಲಸ ಮಾಡ್ತಾಯಿದ್ದು, ಬೆಳಿಗ್ಗೆ ಹೋದರೆ ಸಾಯಂಕಾಲ ಬರ್ತಿದ್ದೆ, ಕೆಲಸಗಳು ಭಾಳ ಚೆನ್ನಾಗಿತ್ತು. ಹಿಂಗೆ ಆದಮೇಲೆ ಇನ್ನು ಏನು ಮಾಡೋದು, ಲೈಫ್ ಹೋಯ್ತಲ್ಲ ಅಂತ ಅಂದ್ಕೊಂಡು ಭಾಳ ಬೇಜಾರು ದುಃಖಗಳಿದ್ದೆ. ಮತ್ತು ಇವಾಗಿನ ಥರ ನಮಗೆ ಸಂಸ್ಥೆಗಳು ಗೊತ್ತಿಲ್ಲ, ಸ್ವಾಮಿ ವಿವೇಕಾನಂದ ಆಗಲಿ ಸುಮಾರು ಟ್ರಸ್ಟ್ಗಳಿದೆ, ಇವಾಗ ನೀವು ಕೊಡ್ತಾ ಇರುವಂಥ ಸರ್ವಿಸ್ಗಳು ನಮಗೆ ಮೊದಲು ಸಿಗ್ತಾ ಇತ್ತಿಲ್ಲ. ವೀಲ್ ಚೇರ್ ಯಾವುದು ಬೇಕು ಅಂತಿಲ್ಲ, ಆವಾಗ ನಾವೆಲ್ಲ ದುಡ್ಡು ಕೊಟ್ಟೆ ತಗೊಂಡಿದ್ದು. ಈಗ ಒಂದು 4 ವರ್ಷ ಆಗಿರ್ಬೋದು ಸ್ವಾಮಿ ವಿವೇಕಾನಂದ ಕಡೆಯಿಂದ ವೀಲ್ ಚೇರ್ದು ವ್ಯವಸ್ಥೆ ಆಯಿತು. ಮತ್ತೊಂದು ವೀಲ್ ಚೇರ್ ಇತ್ತು, ಮತ್ತು ಮನೆ ಒಳಗಡೆ 12 ವರ್ಷ ಮನೆ ಒಳಗಡೆ ಕೂತಲ್ಲೆ, ಎಲ್ಲೂ ಹೊರ ಜಗತ್ತು ಏನು ಕಾಣಂಗಿಲ್ಲ, ಯಾರಾದ್ರು ಕರ್ಕೊಂಡು ಹೋಗ್ಬೇಕು, ಮತ್ತು ಯಾರಿಗೆ ನಮಗೆ ನೋಡಬೇಕು ಅಂತಂದರೆ ಆಗಲ್ಲ, ಮತ್ತು ನಮ್ಮ ತಮ್ಮಂದಿರು ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಎತ್ಕೊಂಡು ಹೋಗ್ಬೇಕು, ಬರೋ ಒಂದು ಕಷ್ಟಗಳಾಯ್ತಿತ್ತು. ಬಟ್ ಇವಾಗ ಹಂಗೆಲ್ಲ, ಇವಾಗ ಒಂದು 2-3 ವರ್ಷ ಮುಂಚೆ ನಮಗೆ ಸ್ವಾಮಿ ವಿವೇಕಾನಂದ ಟ್ರಸ್ಟ್ ಕಡೆಯಿಂದ ಒಂದು ನಿಯೋಬಲ್ಟ್ ವೀಲ್ ಚೇರ್ ಸಿಕ್ತು, ಎಲೆಕ್ಟ್ರಿಕಲ್. ಅದು ಸಿಕ್ಕಿದ ಮೇಲೆ ಲೈಫು ಫುಲ್ ಚೇಂಜ್ ಆಯಿತು. ಲೈಫ್ ಚೇಂಜ್ ಆಯಿತು ಅಂತ ಹೇಳಿದ್ರೆ, ನಾನು ಹೊರಗಡೆ ಹೋಗಿ ವೆಲ್ಡಿಂಗ್ ಕೆಲಸ ಮಾಡ್ತೀನಿ, ಮತ್ತು ನಮ್ಮ ಊರ ಕಡೆಯಲ್ಲಿ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿ ಮಲಗಿದಲ್ಲಿ ಸುಮಾರು ಜನ ಇದ್ದಾರೆ, ಅವ್ರನ್ನ ನಾನು ನಮ್ಮ ಕಡೆಯಿಂದ ಮೋಟಿವೇಶನ್, KMCCಯಿಂದ ಒಂದು ಕಮ್ಯುನಿಟಿ ಇದೆ, ಅದರಲ್ಲಿ ನಿಮ್ಮಲ್ಲಿ ಅದಕ್ಕೆ ಕೇರ್ ಇದೆಯೋ, ಕ್ವಾಲಿಟಿ ಕೇರ್ ಅಂತ ನಿಮ್ಮಲ್ಲಿ ಇದೆ, ಆ ಕೇರ್ ಅವ್ರು ಬರ್ತಾರೆ, ಅವ್ರನ್ನ ನಾವು ಹೋಗಿ ಟ್ರೀಟ್ಮೆಂಟ್ ನಾವೇ ಮಾಡ್ತೀವಿ. ಕಾಲುಗಳು ಗಾಯಗಳಿದ್ದರೆ, ಬೆಡ್ಸೋರುಗಳಿದ್ದರೆ, ಅದಕ್ಕೆ ಒಟ್ಟಿಗೆ ಹೋಗಿ ಅವ್ರನ್ನ ನೋಡಿಬಿಟ್ಟು ಅದಕ್ಕೆ ಏನು ಟ್ರೀಟ್ಮೆಂಟ್ ಅವ್ರು ಕೊಡ್ತಾರೆ, ಬಟ್ ನಾವು ಕರ್ಕೊಂಡೋಗಿ ಇಂಥ ಜನ ಗುರುತಿಸ್ತೀವಿ. ಮತ್ತು ನಮ್ಮ ಸುನೀತಾ ಮೇಡಮ್ ಅವ್ರಿಗೆ ಆಗಲಿ, ವಿವೇಕಾನಂದ ಟ್ರಸ್ಟ್ಗಳಿಗೆ ಯಾರಿಗೆ ಆದರೂ UDID ಕಾರ್ಡ್ ಬೇಕು ಅಂತೆಲ್ಲ ನಾನು ಫೋನ್ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡ್ತೀವಿ, ಅವ್ರು ಮಾಡ್ತಾರೆ.
1: ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದ್ರು, ಸಮಾಜ ಸೇವೆ ಆಗಿರ್ಬೋದು, ಇತ್ತೀಚೆಗೆ ನಿಮ್ಮ ಒಂದು ಕರ್ತವ್ಯದ ಕೂಡ ಗಮನ ಹರಿಸೋಕೆ ಸಹಾಯ ಆಗ್ತಾ ಇದೆ. ಈ ನಿಟ್ಟಲ್ಲಿ ಕಂಪ್ಲೀಟ್ ಆಗಿ ನನ್ನ ಬದುಕು ಬದಲಾವಣೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳ್ತಿದ್ರಿ. ಏನು ಶಿಕ್ಷಣವನ್ನು ಪಡ್ಕೊಂಡಿದ್ರಿ ಸರ್?
0: ಶಿಕ್ಷಣ ಜಾಸ್ತಿ ಓದಿಲ್ಲ, ಬಟ್ SLC ಓದಿರೋದು. ಬಟ್ ನಮಗೆ ಜೀವನ ಅಂತಂದರೆ ಈ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿದ್ದು ನಮಗೆ ಸುಮಾರು ಪಾಠ ಕಲಿಸ್ಬಿಡ್ತು. ಯಾಕಂದರೆ ಜೀವನ ಅಂತಂದ್ರೆ ಹಿಂಗೆ ಅಲ್ಲ. ಮತ್ತು ಇನ್ನೊಂದು ವಿಷಯ, ನಾನು ಕಷ್ಟಪಡ್ತಾ ಇರುವುದು ನಮಗೆ ಯಾರು ಹೆಲ್ಪಿಂಗ್ ನೇಚರ್ ಯಾರು ಸಿಕ್ಕಿಲ್ಲ, ಬಟ್ ನಮ್ಮಂಥವ್ರು ಹಿಂಗೆ ಹಿಂಗೆ ಆಗಬಾರ್ದು, ಅವ್ರಿಗೆ ನಮ್ಮ ಕೈಯಲ್ಲಿ ಆಗುವಂಥದ್ದು ನಾವು ಮಾಡಬೇಕು. ಯಾಕಂದ್ರೆ ನನಗೆ ಸಿಗೋದಿದ್ರು ಇನ್ನೊಬ್ಬನಿಗೆ ಸಿಗಬೇಕು ಅಂತ ನಾವು ಯಾವತ್ತು ಆಸೆ ಪಟ್ಟರೆ ಮಾತ್ರ ನಮಗೆ ಮನಸ್ಸು ಸಮಾಧಾನ ಆಗಿರೋದು, ಇಲ್ಲದಿದ್ದರೆ ನಮಗೆ ಅದಕ್ಕೂ ಸುಖ ಕೊಡೋದಿಲ್ಲ. ಯಾಕಂದರೆ ನನಗೆ ಮಾತ್ರ ಸಿಗೋದು, ಮನುಷ್ಯನಿಗೆ ಎಷ್ಟು ಸಿಕ್ಕಿದ್ರೂ ಹೊಟ್ಟೆ ತುಂಬಲ್ಲ. ಯಾಕಂದರೆ ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಬೋಟು ತುಂಬಿಸೋಗೋದವ್ನು ಬರ್ತಾನೆ, ಹೊಟ್ಟೆ ತುಂಬಿಸೋಗೋದವ್ನು ಬರಲ್ಲ ಅಲ್ವಾ. ಹಂಗಾಗಿ ಈ ವಿಷಯಗಳು ಯಾಕಂತೇಳಿದ್ರೆ ನನಗೆ, ಯಾಕಂತೇಳಿದ್ರೆ ಯಾರಿಗೆ ಆದರೂ ಒಳ್ಳೇದು ಮಾಡಬೇಕು, ಅದಲ್ಲದೆ ನಮ್ಮ ಊರಲ್ಲಿ ಸ್ವಲ್ಪ ಊಟಕ್ಕೆ ಇಲ್ಲದ ಕಷ್ಟ ಕೊಡ್ತಾರೆ ಜನಗಳು. ನನ್ನ ಫ್ರೆಂಡಿಗೆ ಯಾರಿಗೆ ಫೋನ್ ಮಾಡಿದ್ರೆ ಅವ್ನು ಅಮೌಂಟ್ ಹಾಕ್ಕೊಡ್ತೇನೆ, ನಾನು ಅವ್ನಿಗೆ ಏನು ಬೇಕು ಜೀನ್ಸ್ ಅದು ತಗೊಂಡೋಗಿ ಕೊಡ್ತೀನಿ. ಯಾಕೆ ನಿಯೋಬಲ್ಟಲ್ಲಿ ತಗೊಂಡೋಗಿ, ಈ ನಿಯೋಬಲ್ಟ್ ಸಿಗಿರೋದ್ರಿಂದ ನನಗಿಂತ ಪೇಷಂಟ್ಗಳಿಗೆ ಯೂಸ್ ಆಗಿರ್ಬೋದು ಅಂತ ನಾನು ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ.
1: ಇತ್ತೀಚಿನ ದಿನಗಳಲ್ಲಿ ಒಂದು ಸಮಾಜ ಸೇವೆ ಮಾಡೋ ಅವಕಾಶ ಈ ಸ್ಪೈನಲ್ ಕಾರ್ಡ್ ಇಂಜುರಿ ಟ್ರಸ್ಟ್ಗಳಾಗಿರ್ಬೋದು, ಇನ್ನಿತರ ಅವರ ಕಷ್ಟಗಳು ನೋಡಿದಾಗ ನೀವು ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಒಂದು ಪಾಠವನ್ನು ಕಲಿಸಿದೆ ಅಂತ ಹೇಳ್ತಾ ಇದ್ರಿ. ಈ ಸ್ಪೈನಲ್ ಕಾರ್ಡ್ ಇಂಜುರಿ ಆದಮೇಲೆ ನಿಮ್ಮ ಕೆಲಸಗಳನ್ನು ನೋಡ್ಕೊಳ್ಳೋಕೆ 14 ವರ್ಷಗಳಿಂದ ಕಷ್ಟಪಡ್ತಾ ಇದ್ರ, ಯಾವ ಥರ ಇತ್ತು ಆ ಪರಿಸ್ಥಿತಿ ದಿನಗಳು?
0: ಮೇಡಮ್, ಸ್ಟಾರ್ಟಿಂಗ್ ಅಂದರೆ ನಮಗೆ ಇದ್ರ ಬಗ್ಗೆ ಅನುಭವ ಇಲ್ಲಲ್ಲ, ಆವಾಗ ನಮಗೆ ಡೈಪರ್ ಆಗ್ತಾಯಿದ್ರು, ಡೈಪರ್ ಹಾಕಿದ್ರೆ ಡೈಲಿ ಚೇಂಜ್ ಮಾಡ್ಬೇಕು ಬಗ್ಗೆ. ಬಟ್ ನಮ್ಮನೇಲಿ ಏನಂತಂದರೆ ನಮಗೆ ಹೆಣ್ಮಕ್ಳಿಲ್ಲ, ನಮ್ಮ ತಾಯಿಗೆ ಗಂಡ್ಮಕ್ಳೇ ಇರೋದು. ಪಾಪ ಅವ್ರು ನನ್ನ ಮಗುನ ಥರ ನೋಡ್ಕೊಂಡಿದ್ದಾರೆ, ಯಾರು ತಮ್ಮಂದಿರಾಗಲಿ, ಅವರು ಸ್ನಾನ ಮಾಡಿಸೋದು, ನನ್ನ ಮೋಷನ್ನ ಕೈ ಹಾಕಿ ತೆಗೆಯೋದು. ಯಾಕಂದರೆ ಈ ಸ್ಪೈನಲ್ ಕಾರ್ಡ್ ಇಂಜುರಿ

0: ಮೋಷನ್ ನಾರ್ಮಲ್ ತರ ಹೋಗಲ್ಲ, ಒಂದ ಪ್ರೆಸ್ ಮಾಡಿ ತೆಗಿಬೇಕು ಇಲ್ಲಾದ್ರೆ ಲೂಸ್ ಮೋಷನ್ ಆಗ್ಬೇಕು ಆ ತರ.
1: ಯೂರಿನ್ ಕ್ಯಾಥೆಟರ್ ಇತ್ತು ಮತ್ತೆ ಸಿ ಎಸ್ ಎ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಪ್ಯಾಂಪರ್ಸ್ ಡೈಪರ್ ಹಾಕಿದ ತಕ್ಷಣ ಸ್ಟಾರ್ಟಿಂಗಲ್ಲಿ ಫುಲ್ಲು ಬೆಡ್ಸ್ ಒಳಗಡೆ ಕೊಳಿತದು, ಫಂಗಸ್ ಬಂದ್ಬಿಟ್ಟು ಫುಲ್ ಕೊಳಿಯೋದು, ಪ್ಯಾಂಪರ್ಸ್ ತೆಗಿಬೇಕಂದ್ರೆ ಫುಲ್ ಎಲ್ಲ ಸೊಂಟದ ಕೆಳಗಡೆ ಕೊಳ್ತೋಗಿರ್ತದೆ. ಈ ಥರ ಸಮಸ್ಯೆಗಳಿತ್ತು. ಮತ್ತೆ ನಾನು ಮನೇಲಿ ಏನು ಮಾಡಿದೆ, ಎಲ್ಲಿಗೂ ರಿಹಾಬಿಟೇಷನ್ ಹೋಗಿಲ್ಲ, ರಿಹಾಬಿಟೇಷನ್ಗೆ ನಾನು ಎಲ್ಲೂ ಹೋಗಿಲ್ಲ, 12 ವರ್ಷದಿಂದ ರಿಹಾಬಿಟೇಷನ್ ಹೋಗಿಲ್ಲ. ಮತ್ತೆ ನಾನು ವೀಲ್ ಚೇರಿಗೆ ಶಿಫ್ಟ್ ಆಯ್ತೀನಿ, ನಾನೇ ಸ್ನಾನ ಮಾಡ್ಕೊಳ್ತೀನಿ, ನಾನೇ ಬಟ್ಟೆ ಬದಲಾಯಿಸ್ಕೊಳ್ತೀನಿ, ಅಡುಗೆ ಮಾಡ್ತೀನಿ, ಮನೆ ಕೆಲಸ ಏನೆಲ್ಲ ಉಂಟು ಅದೆಲ್ಲ ನಾನು ಮಾಡ್ಕೊಳ್ತೀನಿ. ಮನೇಲಿ ಯಾರೂ ಇಲ್ಲದಿದ್ರು ಒಂದು ವಾರ ಒಬ್ಬನೇ ಇರ್ತೀನಿ, ಏನು ತೊಂದರೆ ಇಲ್ಲ, ಚೆನ್ನಾಗಿರ್ತೀನಿ. ಅದು ಏನಂತ ಹೇಳಿದ್ರೆ ಮನಸ್ಸು ಮಾಡಿದ್ರೆ ಎಲ್ಲ ಆಗ್ತದೆ ಅಂತ. ಯಾಕಂತಂದರೆ ಬೀಳ್ಬೋದು, ಬೀಳಕ್ಕಿಲ್ಲ ಅಂತಲ್ಲ, ಒಂದು ಮಗು ಚಿಕ್ಕದ ಮಗು ಅದು ನಡೆಯ ಎದುರ್ತದೆ ಅಂತ ಹೇಳಿದ್ರೆ ನಾವು ಎದುರಿಸ್ಬೋದು, ಆ ಮಗು ನಡೀತಾ ಹೋಯ್ತದೆ. ನಾವು ಕಷ್ಟಪಡುವಾಗ ಏನಾದರೂ ಆಯ್ತದೆ ಬೀಳ್ತೀವಿ ಅಂತ ಹೇಳಿದ್ರೆ ಮತ್ತೆ ಲೈಫಲ್ಲಿ ಯಾವತ್ತೂ ಬಿದ್ದಿದೆ, ಎತ್ತಿರೋಕ್ಕಾಗಲ್ಲ. ನಾನು ಸ್ವಲ್ಪ ಸ್ವಲ್ಪ ಧೈರ್ಯ ಮಾಡಿ ನಾನು ಯಾರಿಗೆ ಭಾರ ಆಗಬಾರ್ದು ಅಂತೇಳಿ ನಾನು ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ಲೈಫಲ್ಲಿ ತುಂಬ ಚೆನ್ನಾಗಿ ಜೀವನ ಮಾಡ್ತಾಯಿದ್ದೀನಿ. ಏನು ನಾನು ನನಗೆ ಅನ್ಕೊಳ್ತದೆ, ನನಗೆ ದೇವ್ರು ಕೊಟ್ಟಿರೋದು ನನಗೆ ಎಲ್ಲರೂ ಶಾಪ್ ಅಂತ ಹೇಳ್ತಾರೆ, ನಾನಲ್ಲ, ನನಗೆ ದೇವ್ರು ಹೊರ ಕೊಟ್ಟಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅಷ್ಟು ಖುಷಿಯಾಗಿದ್ದೀನಿ ಲೈಫಲ್ಲಿ. ಯಾಕಂದರೆ ಯಾವುದನ್ನ ಕೊರಗುತ್ತೀವಿ ಅದು ಯಾವತ್ತೂ ಲೈಫಲ್ಲಿ ಒಳ್ಳೇದು ಮಾಡಲ್ಲ. ಅದಕ್ಕಾಗಿ ಚೆನ್ನಾಗಿದ್ದೀನಿ, ತೊಂದರೆ ಇಲ್ಲ.
2: ಈ ನಿಟ್ಟಿನಲ್ಲಿ 12 ವರ್ಷಗಳ ಹಿಂದೆ ಯಾವ ಥರ ಇದ್ರಿ ಆ ಪರಿಸ್ಥಿತಿ, ಈಗಿಲ್ಲ, ಹಂತ ಹಂತವಾಗಿ ಬೆಳವಣಿಗೆನ ಹೊಂತ ನಿಮ್ಮ ಕೆಲಸಗಳನ್ನು ನೀವೇ ನಿಭಾಯಿಸೋ ನಿಟ್ಟಿನಲ್ಲಿ ಈಗ ಒಂದು ಅಭಿವೃದ್ಧಿಯನ್ನು ಹೊಂದಿದ್ರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ನಿಟ್ಟಿನಲ್ಲಿ ಸರ್, ಈಗ 12 ವರ್ಷ ಆದಮೇಲೆ ಸಾಮಾಜಿಕ ಸಮಸ್ಯೆಗಳು ಇದ್ದೇ ಇರ್ತವೆ, ಅವೇರ್ನೆಸ್ ಕಡಿಮೆ ಅಂತ ಹೇಳಿದ್ರಿ. ಆ ಟೈಮಲ್ಲಿ ನಮಗೆ ಈ ಥರ ಯಾವುದೇ ಫೆಸಿಲಿಟೀಸ್ ಆಗಿರ್ಬೋದು ಯಾವುದು ಇರಲಿಲ್ಲ, ತಕ್ಷಣಕ್ಕೆ ಚಿಕಿತ್ಸೆ ಅನ್ನೋದು ಎಲ್ಲಿ ಕೊಡಿಸಿದ್ರಿ ನೀವು?
0: ಮೇಡಮ್, ನಮಗೆ ಸ್ಪೈನ್ ಇಂಜುರಿ ಆದ ತಕ್ಷಣ ನಮಗೆ ಸಮಸ್ಯೆಗಳು ಗೊತ್ತಿಲ್ಲ, ಒಳ್ಳೆ ಆರೋಗ್ಯವಾಗಿದ್ದವನಲ್ವಾ. ಯಾಕೆಂದರೆ ನಮ್ಮ ಹಳ್ಳಿ ಕಡೆ ರೋಗಗಳು ಕಮ್ಮಿ, ಮತ್ತು ಈ ಹಳ್ಳಿ ಕಡೆ ಅಂತ ಏನಾದರೂ ಕೈ ಕಾಲು ನೋವು ಬಂದರೆ ಮೆಡಿಸಿನ್ ಹಾಸ್ಪಿಟ್ಲಿಗೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂದರೆ ಇಂಜೆಕ್ಷನ್ ತಗೊಳ್ತೀವಿ. ಈಗ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದರೆ ಸಮಸ್ಯೆಗಳು ಜಾಸ್ತಿ ಆಗೋದಲ್ಲ, ಅದು ಕಮ್ಮಿ ಆಗೋದಿಲ್ಲ. ಯಾಕಂದರೆ ನಾನು ಇದು ಹೇಳೋದಲ್ಲ, ಈಗಿನ ಸಮಸ್ಯೆಗಳು, ಒಬ್ಬ ಏನೋ ಟೆಸ್ಟ್ ಮಾಡಿ 4-5 ಡಾಕ್ಟರ್ ಹತ್ರ ಹೋದ್ಮೇಲೆ ಅವ್ನಿಗೆ ಸಮಸ್ಯೆ ಇಲ್ಲದಾಗೋದು. ಪಕ್ಷೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದರೆ ಅವ್ನಿಗೆ ತಲೆನೋವು ಅಂದರೆ ತಲೆನೋವು ಮಾತ್ರ, ಒಂದು ಇಂಜೆಕ್ಷನ್ ಕೊಡ್ತಾ ಬರ್ತಾಯಿದ್ರಿ ಅಲ್ವಾ. ಇವಾಗ ನಾನು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ವಿ, ನಾವು ಬಿದ್ದ ತಕ್ಷಣ ನಮಗೆ ಏನು ಗೊತ್ತಿಲ್ಲ, ಈ ಸಮಸ್ಯೆ ಗೊತ್ತಿಲ್ಲ. ಯಾಕಂದರೆ ಆರೋಗ್ಯ ಇದ್ದಾಗಿದ್ದಾರಲ್ಲ, ಇದೇನು ಗೊತ್ತಿಲ್ಲ. ಮೇಲ್ ಕೈ ಮುಟ್ಟು ನೋಡಿದ ಕಾಲದಿಂದ ಸೊಂಟದಿಂದ ಒಟ್ಟು ಎದೆ ಭಾಗದಿಂದ ಕೆಳಗಡೆ ಸ್ಪರ್ಶನೇ ಇಲ್ಲ, ಏನಿತ್ತಿಲ್ಲ. ಮಂಗಳೂರು ಹಾಸ್ಪಿಟ್ಲಿಗೆ ಹೋದ್ವಿ, ನಾನು ಮಲ್ಕೊಂಡಿದ್ದೀನಿ, ಅಲ್ಲಿದ್ದ ಡಾಕ್ಟರ್ ಸರ್ಜರಿ ಡಾಕ್ಟರ್ನ ನನಗೆ ಮುಟ್ಟಿದ್ರು, ಮುಟ್ಟುಬಿಟ್ಟು ಹೇಳಿದ್ರು 90% ಡೆಡ್ ಆಯಿತು, ಇನ್ನು 10% ಮಾತ್ರ ಬಾಕಿ ಇರೋದು, ಆಪರೇಷನ್ ಮಾಡ್ತೀವಿ, ಜೀವ ಒಂದು ಇರ್ತದೆ, ಏನು ತೊಂದರೆ ಆಗಲ್ಲ, ಅಷ್ಟೇ ಇರ್ತದೆ ಅಂತ ಹೇಳಿದ್ರು. ಬಟ್ ನಾನು ಇದು ಕೇಳ್ತಾ ಇದ್ದೀನಿ ಬಟ್ ಹೋದ್ಮೇಲೆ ಸರ್ಜರಿ ಆಯಿತು. ಸರ್ಜರಿ ಆಗಿ ಒಂದು 18 ದಿವಸ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ವಿ. ಅಲ್ಲಿಂದ ಮನೆಗೆ ಡಿಸ್ಚಾರ್ಜ್ ಆಗಿ ಬಂದ್ವಿ, ಕರ್ಕೊಂಬಂದರು. ಕರ್ಕೊಂಬಂದು ವೀಲ್ಚೇರಲ್ಲಿ, ನನಗೆ ಈ ಸಮಸ್ಯೆ ಏನು ಗೊತ್ತಿಲ್ಲ, ಏನು ಲೈಫಲ್ಲಿ ಒಂದು ಸಡನ್ ಚೇಂಜಸ್ ಅಲ್ವಾ, ನನಗೆ ಇದನ್ನು ಗೊತ್ತಿಲ್ಲ, ಅಷ್ಟೀಗ ಏನು ಮಾಡೋದು ಅಂತ ಕೂರ್ತಾ ಇರ್ಬೇಕಂದ್ರೆ ಆಗ ಮೊಬೈಲ್ ಅಷ್ಟು ಫಾಸ್ಟ್ ಇಲ್ಲ, ನೆಟ್ವರ್ಕ್ ಇದ್ದರೂ ಒಳ್ಳೆ ಸ್ಮಾರ್ಟ್ಫೋನ್ಗಳಿಲ್ಲ, ಏನಿತ್ತಿಲ್ಲ. ಮನೇಲಿ ಒಬ್ಬನೇ ಕೂತ್ಕೊಂಡು ಕೊರಗುತ್ತಾ ಇದೆ, ಮತ್ತು ಫ್ರೆಂಡ್ಸ್ಗಳು ಜಾಸ್ತಿ ಆದರು, ಇದ್ದ ಫ್ರೆಂಡ್ಸ್ಗಳು ಹೋದರು, ಸುಮಾರು ಫ್ರೆಂಡ್ಸ್ಗಳಿದ್ದರು. ಯಾಕೆಂದ್ರೆ ಸಮಸ್ಯೆ ಬಂದಾಗ ಸಮ ಫ್ರೆಂಡ್ಸ್ಗಳು ಹೋದರು, ಹೊಸ ಫ್ರೆಂಡ್ಸ್ಗಳು ಸಿಕ್ತರು. ಮತ್ತು ಈಗ ಹೇಳೋದು, ಈಗ ನಿಮ್ಮಂಥವ್ರು ಸ್ವಾಮಿ, ಇವರು ನಮಗೆ ತುಂಬ ಫ್ರೆಂಡ್ಸ್ಗಳಾಗಿ ಆತ್ಮೀಯರಾಗ್ಬಿಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಒಂದು ಕುಟುಂಬ ಥರ ಆಗಿಬಿಟ್ಟಿದ್ದಾರೆ, ಮಾತಾಡೋದು ಏನಾದ್ರು ವಿಷಯಗಳು ಹೇಳೋದು. ಈಗ ಸಮಸ್ಯೆ ಒಂದು ಚೇಂಜ್ ಆಯಿತು, ಒಂದು ಹೋದರೆ ದೇವರು ಇನ್ನೊಂದು ಕೊಡ್ತಾನೆ, ಅದು ಲೈಫ್ ಹಂಗೆ ಇರೋದು.
2: ಹೆಚ್ಚಿನ ಚಿಕಿತ್ಸೆಯನ್ನು ನೀವು ಪಡ್ಕೊಳ್ಳೋಕೆ ಪ್ರಯತ್ನ ಪಟ್ರ?
0: ಮೇಡಮ್, ಪ್ರಯತ್ನ ಅಂತ ಹೇಳಿದ್ರೆ ಮೇಡಮ್, ನಮ್ಮ ತಂದೆಯವರು ದುಡ್ದು ಬಿಟ್ಟು ತಿನ್ನೋ ರೈತರು, ಎಲ್ಲೆಲ್ಲ ಆಯ್ತದೆ ಅಲ್ಲೆಲ್ಲ ತೋರಿಸಿದ್ದಾರೆ. ಬಟ್ ಈ ಒಂದು ಮನುಷ್ಯನಿಗೆ ಶರೀರಕ್ಕೆ ರೋಗ ಬಂದರೆ ಅದನ್ನ ಯೂಸ್ ಮಾಡ್ತಾರೆ ಯಾರುಗಳು, ಒಳ್ಳೆ ಡಾಕ್ಟ್ರುಗಳಾದರೆ ಇಲ್ಲ. ನನ್ನನ್ನು ನೋಡಿದಾಗ ಒಂದು ಡಾಕ್ಟ್ರ್ ಹೇಳಿದ್ರು, ಅವರು ಇಂಗ್ಲೀಷ್ ಮೆಡಿಸಿನ್ ಮಾಡೋರು, ನೀವು ಎಲ್ಲೆಲ್ಲ ಆಯ್ತದೆ ತೋರಿಸಿ, ಎಲ್ಲಿ ಸಕ್ಸಸ್ ಆಯ್ತು ಅಂತ ಹೇಳೋಕ್ಕಾಗಲ್ಲ. ಬಟ್ ನಾವು ಈ ಪೂಜಾರಿಗಳು ಪುರೋಹಿತರುಗಳು ಇವ್ರನ್ನ ನಂಬ್ಕೊಂಡು ಹೋದರೆ ನಮ್ಮದು ಎಲ್ಲ ಹಾಳಾಯ್ತದೆ, ಜೀವನ ಹಾಳಾಯ್ತದೆ. ಯಾಕೆಂದರೆ ನನ್ನ ಲೈಫಲ್ಲಿ ಒಂದು 2-3 ಘಟನೆಗಳು ನಡೆದಿದೆ. ನಾನು ಬಿದ್ದ ತಕ್ಷಣ ಒಬ್ಬರು ಮೈಸೂರು ಕಡೆಯವರು ಬಂದರು, ಬಂದುಬಿಟ್ಟು ಹೇಳಿದ್ರು ಇವ್ನು ನಡೀತಾನೆ ಅಂತ ಹೇಳಿದ್ರು. ಆಗ ತಂದೆಗೆ ಒಂದು ಆಸೆ ಅಲ್ವಾ, ತಾಯಿಗೆ ಇರ್ತದಲ್ವಾ, ಅವರು ಏನು ಬೇಕಾದ್ರೆ ಮಾಡೋಕ್ಕೆ ರೆಡಿ ಇರ್ತಾರೆ. ಆಗ ನಮ್ಮ ಕೈಯಲ್ಲಿ ದುಡ್ಡು ಇಲ್ಲ, ಅವ್ರು ಹೇಳಿದ್ ಎಷ್ಟಾಯ್ತದೆ ಅಂತ ಕೇಳಿದ್ವಿ. ಆಗ ಒಂದು 5,000-10,000 ರೂಪಾಯಿ ಬೇಕು ಅಂತೆಲ್ಲ ಹೇಳಿದ್ರು. ತೊಂದರೆ ಇಲ್ಲ, ನೀವು ನಮಗೆ ಚಾಮುಂಡಿ ಬೆಟ್ಟಕ್ಕೆ ಒಂದು ಅರಕೆ ಕೊಡಬೇಕು ಅಂತ ಹೇಳಿದ್ರು. ನಾವು ಹೇಳಿದ್ವಿ ಅರಕೆ ಕೊಡಲ್ಲ, ದೇವರಿಗೆ ದುಡ್ಡು ಅವಶ್ಯಕತೆ ಇಲ್ಲ, ಯಾರಿಗಾದರೂ ಅನ್ನ ಇದ್ದರೆ ಹೊಟ್ಟೆ ಹಸ್ತವರಿಗೆ ಊಟ ಕೊಡುವ,
1: ಅದರಲ್ಲಿ ಪುಣ್ಯ ಸಿಗ್ತದೆ, ಬಟ್ ಇದು ಕೊಡಲ್ಲ ಅಂತ ಹೇಳಿದ್ವಿ. ಆಯಿತು ಮಾಡುವ.

0: ಅಂತಂದ್ರು ಮಾಡಿದ್ವಿ. ಮತ್ತು ಅವ್ರಿಗೆ ಟ್ರೀಟ್ಮೆಂಟ್ಗೆ ದುಡ್ಡು ಬೇಕು ಅಂತ ಹೇಳಿದ್ವಿ, ಕೊಡ್ತೀವಿ. ನಮ್ಮ ಮನೆಯದು ಒಂದು ರೂಮಲ್ಲಿ ಒಂದು ರೂಮ್ ಓಪನ್ ಇತ್ತು, ರೂಮ್ ಇತ್ತು. ಆ ರೂಮ್ ಅವ್ರು ಬಂದು ಕೂತ್ಕೊಂಡಿದ್ರು, ಮಾತಾಡ್ಕೊಂಡಿದ್ವಿ, ಹಿಂಗೆ ಮಾಡಬೇಕು, ಕಲ್ಪುರ ಬೇಕು, ತೆಂಗಿನಕಾಯಿ ಬೇಕು, ಎಲ್ಲ ತೊಗೊಂಡು ಬಂದ್ವಿ. ಯಾಕಂದರೆ ಎಲ್ಲ ಸಿಕ್ಕು ಐಟಮ್ಗಳು ತಂದೆಲ್ಲ ಕೊಟ್ಟಮೇಲೆ ದುಡ್ಡಿಲ್ಲ, ಒಂದು 4,000 ರೂಪಾಯಿ ದುಡ್ಡು ತಂದು ಕೊಟ್ಟರು, ಇನ್ನೂ ಸ್ವಲ್ಪ ಕೊಡಬೇಕು. ಆಗ ತಂದೆ ಹೇಳಿದ್ರು, ಒಂದು ಬರುವಾರ ಬನ್ನಿ, ವಾರ ಬರ್ತೀವಿ ಅಂತ ಬರೀ ನೀವು ತೊಂದರೆ ಕೊಟ್ಟು ಕೊಟ್ಟಿದ್ವಿ. ಕೊಟ್ಟಾಗ ನಮ್ಮ ಮನೆಯಲ್ಲಿ ಒಂದು ರಗ್ ಇತ್ತು, ಚೆನ್ನಾಗಿತ್ತು, ಚೆನ್ನಾಗಿತ್ತು ಅಂದ್ರೆ ಒಳ್ಳೆ ದಪ್ಪ ರಗ್. ಇವರು ಆ ರಗ್ನ ನೋಡ್ಬಿಟ್ಟಿದ್ದಾರೆ. ನಮ್ಮ ಜೊತೆ ಹೇಳಿದ್ರು, ಇವನಿಗೆ ಒಂದು ರಗ್ನ ಮೆಡಿಸಿನ್ ಮುಳುಗಿಸ್ಬಿಟ್ಟು ಒಂದು ರಗ್ ಬೇಕು ಅಂತ. ಆಗ ನಮ್ಮ ತಾಯಿ ನೋಡಿದ್ರು, ಹೊಸ ಹೊಸ ಅದು ಒಳಗೆ ತಂದುಕೊಟ್ರು. ಅವ್ರಿಗೆ ಅದು ಬೇಡ, ಯಾಕೆಂದ್ರೆ ನಮಗೆ ಗೊತ್ತಿಲ್ಲಲ್ಲ ಅವ್ರಿಗೆ ಬೇಕಾಗಿದ್ದು ಅದೇ ರಗ್, ಅದನ್ನ ತೋರಿಸಿದಾಗ್ಬೋದು ಅಂತ. ಯಾಕೆಂದ್ರೆ ಅದು ಒಳ್ಳೆ ಕ್ವಾಲಿಟಿ ಇತ್ತು, ಚೆನ್ನಾಗಿತ್ತು. ನಮ್ಮ ತಾಯಿ ಅದು ನಾವಂತಲಿ ಯೂಸ್ ಮಾಡಿದ್ದಲ್ಲ, ಬೇಡ ಹೊಸದು. ನಮಗಿದು ಗೊತ್ತಾಗಿಲ್ಲಲ್ಲ ಇದು ಹೆಂಗೆ ಅಂತೇಳಿದ್ರೆ, ಹೊಟ್ಟೆ ಎಸ್ತವನಿಗೆ ಅಲ್ಸಿದ ಅನ್ನ ಕೊಟ್ಟವ್ನು ಹೊಟ್ಟೆ ತುಂಬ ತಿಂತಾನೆ. ಯಾಕಂದರೆ ಅವ್ನಿಗೆ ಹೊಟ್ಟೆ ಎಸ್ತಿದೆ, ಹೊಟ್ಟೆ ಹಸಿಯೋದವನಿಗೆ ಹೊಟ್ಟೆ ತುಂಬ ತಿಂದು ಬಂದವನು. ಬಿರಿಯಾನಿ ಕೊಟ್ಟರು ಚೆನ್ನಾಗಿರಲ್ಲ. ಈಗ ನಮ್ಮ ಅವಸ್ಥೆ ಹೆಂಗಿದೆ, ನಮಗೆ ರೋಗ ಬಂದಿದೆ, ನಮಗೆ ಗುಣ ಆಗಬೇಕು. ಅವ್ರು ಅದನ್ನ ಯೂಸ್ ಮಾಡ್ತಿದ್ದಾರೆ, ನಮಗೆ ಅದು ಗೊತ್ತಾಗಿಲ್ಲ. ಬೆಡ್ ತೊಗೊಂಡು ಹೋದರು. ಹೋಗಿ ಒಂದು ವಾರ ಕಳೆದ್ಬಿಟ್ಟು ನಾನು ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಿದ್ರು, ಬರ್ತೀನಿ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತಿದ್ರು. ಅದರಲ್ಲಿ ಅವರು ಅಜ್ಜ ಇದ್ರು, ಅವ್ರು ಬೈಕಿಂದ ಬಿದ್ದು ಕಾಲಿಗೆಲ್ಲ ಗಾಯ ಆಗಿದೆ ಅಂತ. ನೋಡಿ, ನಾನು ರೋಗಿ, ನಾವು ದುಡ್ಡು ಕೊಟ್ಟಿರೋದು ರೋಗ ಗುಣ ಆಗಲಿ ಅಂತ. ನಮ್ಮನ್ನು ಯೂಸ್ ಮಾಡಿದ್ರೆ ತೊಂದರೆ ಇಲ್ಲ, ದೇವರು ದೊಡ್ಡವನು, ಬೀಳದಿದ್ರು ಬೀಳ್ತಾನೆ ಅಂತ ಹೇಳಿದ್ರೆ ನಾವು ಕಟ್ ಮಾಡಿದೆ, ಅದೊಂದಾಯ್ತು. ಹಂಗೆ ಸುಮಾರು ಸಮಸ್ಯೆಗಳು ಇದೆ. ಮತ್ತು ಹೈದರಾಬಾದ್ ಆ ಕಡೆಯೂ ಬಂದರು ಅವರು ಅಷ್ಟೇ. ಮತ್ತು ಆಯುರ್ವೇದಿಕಲ್ಲಿ ಒಂದು ಬರೀ 3 ತಿಂಗಳಿಗೆ 3.5 ಲಕ್ಷ ರೂಪಾಯಿ ಕಳ್ಕೊಂಡಿದ್ದೀವಿ ಆಯುರ್ವೇದಿಕಲ್ಲಿ. ನೀವು ನಂಬ್ತಿರೋ ಬಿಡ್ತೀನಿ, ನನ್ನ ಜೊತೆ ಬಿಲ್ಲು ಸಮೇತ ಇದೆ ಮನೇಲಿ. ಯಾಕೆಂದರೆ ಅದ್ರ ಮೇಲೆ ನಾನು ಏನು ಮಾಡಿದೆ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ. ಸರ್ಚ್ ಮಾಡಿಬಿಟ್ಟು ನೋಡಬೇಕಾದ್ರೆ ಒಬ್ಬರು TMT ಕಬ್ಬಿಣದವರಿದ್ದಾರೆ, ಅವರು ಸ್ಪೈನ್ ಇಂಜುರಿ, 16,000 ಕೋಟಿ ಇದೆ ಅವ್ರ ಜೊತೆ. ಓಕೆನಾ, ಇದು ನಾನು ಯಾಕೆ ಹೇಳ್ತೀನಿ ಅಂತಂದರೆ ಕೇಳೋರಿಗಂತ ಬೋರ್ ಆಗ್ಬೋದು, ಬಟ್ ನನ್ನ ಅನುಭವ ನಾನು ಹೇಳಬೇಕು.
1: ಮೌಢ್ಯತೆ ಅನ್ನೋದು ನಮ್ಮ ಸಮಸ್ಯೆಗೆ ಪರಿಹಾರ ಅಲ್ಲ,
0: ಆಗಲ್ಲ, ಯಾವತ್ತೂ ಆಗಲ್ಲ. ಯಾಕಂತೇಳಿದ್ರೆ ನಮಗೆ ದೇವರು ನಡಿಬೇಕು ಅಂತ ಒಂದು ಋಣ ಕೊಟ್ಟಿದ್ರೆ ನಾವು ಕುಡಿಯೋ ನೀರು ಸಾಕು. ಯಾಕೆ ಗೊತ್ತಾ, ಅದು ನಂಬಿಕೆ. ಯಾಕಂದರೆ ಎಲ್ಲ ಕಲ್ಕೊಂಡು ಬಿಡ್ತೀವಿ ಅಂತಲ್ಲ, ಲೈಫಲ್ಲಿ ಒಂದು ಕಲ್ಕೊಂಡ್ರೆ ಒಂದು ದೇವ್ರು ಕೊಟ್ಟೆ ಕೊಡ್ತಾನೆ, ಅದು ನಾವು ಅನ್ಕೊಳ್ಳೋದು. ಯಾಕಂದರೆ ಅವನಿಗೆ ಗೊತ್ತಿರೋದು ನಮಗೆ ಗೊತ್ತಿರಲ್ಲ, ಆಯಿತಾ. ಈಗ ಒಬ್ಬೊಬ್ಬರು ಜಾತಕ ನೋಡ್ತಾರೆ ಕೈಯಲ್ಲಿ, ಕೈ ಇಲ್ಲದವ್ರಿಗೆ ಏನು ಮಾಡ್ತಾರೆ ಅಲ್ವಾ. ಅದಕ್ಕೆ ಲೈಫಲ್ಲಿ ಯಾವತ್ತು ನಾನು ಸ್ಪೈನ್ ಇಂಜುರಿ ಆದವರಿಗೆ ಹೇಳೋದು ಅಂತ ಹೇಳಿದ್ರೆ, ಯಾವತ್ತು ಧೈರ್ಯ ಕಳ್ಕೋಬೇಡಿ. ಮತ್ತು ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಎಲ್ರಿಗಿದೆ, ಅವ್ರು ಏನಾದರೂ ಹೇಳೋದು ನಮ್ಗೆ ಸಿಟ್ಟು ಬರ್ತದೆ, ಬಟ್ ಅವರು ಒಳ್ಳೇದಕ್ಕೆ ಹೇಳೋದು. ಯಾಕಂದರೆ ಒಂದು ಮಗು ಚಿಕ್ಕದಿರಬೇಕಾದ್ರೆ ಸುಮಾರು ಹಠ ಮಾಡ್ತದೆ, ಹಠ ಮಾಡಿದ ತಕ್ಷಣ ಸುಮಾರು ಸಹಿಸ್ತಾರೆ, ಒಂದೆರಡು ಕೊಟ್ಟು ಬಿಡ್ತಾರೆ. ಮತ್ತೆ ಆಗ ಆಗೋದಿಲ್ಲ ಅಂತಲ್ಲ, ಅವ್ರಿಗೆ ಕಿರಿಕಿರಿ ಆಗ್ತದೆ. ಆಗ ನಾವು ಸ್ಪೈನ್ ಇಂಜುರಿ ಆದಮೇಲೆ ನಮ್ಮನ್ನ ಒಂದು ಮಗು ಥರ ಅವ್ರು ನೋಡ್ತಾರೆ, ನಮ್ಮ ಮೋಷನ್ ಆಗಲಿ ಯೂರಿನ್ ಆಗಲಿ. ಯಾಕಂದ್ರೆ ನಮಗೆ ನಾರ್ಮಲಾಗಿ ಏನು ಹೋಗಲ್ಲಲ್ಲ, ಯಾಕೆಂದರೆ ಸ್ಪರ್ಶನೇ ಇರಲ್ಲಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿ ಜೀವನ ನಡೀತಿದೆ. ಮತ್ತು ಅದೇ ನಾನು ಇನ್ನೊಂದು ವಿಷಯ ಹೇಳೋದಂತ ಹೇಳಿದ್ರೆ, ದುಡ್ಡಿನಿಂದ ಎಲ್ಲ ಮಾಡುವ ಅಂತ ಹೇಳೋದು ಅದು ಭ್ರಮೆ. ಯಾಕಂತೇಳಿದ್ರೆ ನಾನು ಒಂದು ನನ್ನ ಫ್ರೆಂಡ್ ಒಬ್ಬರು ನನಗೆ ಒಂದು ವೀಡಿಯೋ ಕಳಿಸಿದ್ರು, ಅವರಿಗೆ 16,000 ಕೋಟಿ ಇದೆ, TMT ಕಬ್ಬಿಣ ಅವ್ರಂಟು ಅವರಿಗೆ ಸ್ವಂತ ಫ್ಯಾಕ್ಟ್ರಿ. ಬಟ್ ಅವರು ಸ್ಪೈನ್ ಇಂಜುರಿ, ಅವ್ರಿಗೆಲ್ಲ ಇದೆ, ಎಂತಿದ್ದಾರೆ, ಮಕ್ಕಳಾಗಿದೆ, ಎಲ್ಲ ಆಗಿದೆ. ಬಟ್ ಮಕ್ಕಳು ಈಗಿನ ವ್ಯವಸ್ಥೆಗಳಲ್ಲಿ ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು, ವ್ಯವಸ್ಥೆಗಳಿದೆ, ಟೆಕ್ನಾಲಜಿ ಅಷ್ಟು ಫಾಸ್ಟ್ ಇದೆ. ಆಗ ನಾನು ಅಂದ್ಕೊಂಡೆ, ಏನಪ್ಪ ಇಷ್ಟೊಂದು ಇದಿದೆಲ್ವಾ, ಆಗ ಒಂದು ಅವ್ರಿಗೆ 100 ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಅವರಿಗೆ ರೋಗಗಳು ಗುಣ ಆಯ್ತದಲ್ವಾ ಅಂತ. ಇಲ್ಲ, ದೇವ್ರು ಕೊಟ್ಟಿದ್ದು ಮಾತ್ರ ಅದೊಂದು ಅವನದು ಔದಾರ್ಯನ ಏನೋ ಹೇಳ್ತಾರೆ, ದೇವ್ರದ್ದು ಋಣ ಅಂತ, ಅಪುಣ್ಯ, ಅದಿದ್ದರೆ ಮಾತ್ರ ಅವನು ನಡೆಯೋದು. ಈಗ ನೀವಾಗಲಿ ನೀವು ಎಷ್ಟು ಚೆನ್ನಾಗಿರಬೇಕು ನಡಿಬೇಕು ಅಂತ ಹೇಳಿದ್ರೆ ಆ ದೇವರು ನಿಮಗೆ ಕೊಟ್ಟಿರೋ ಒಂದು ಆಶೀರ್ವಾದ ಪುಣ್ಯ. ಬಟ್ ನಮ್ದೇನಿಲ್ಲ, ಬಟ್ ನಾವು ಯಾವತ್ತೇನೆ ಖುಷಿಯಾಗಿರ್ಬೇಕು ಲೈಫ್, ಧೈರ್ಯವಾಗಿ ಎಲ್ಲರನ್ನು ಒಳ್ಳೆಯ ರೀತಿ ನೋಡಬೇಕು, ಒಳ್ಳೆಯದಾಗಿ ಕಾಣಬೇಕು, ಆವಾಗನೇ ಸಕ್ಸಸ್ ಆಗೋದು.
1: ಅಂದರೆ ಒಂದು ಮೌಢ್ಯತೆ ಮೇಲೆ ನಂಬಿಕೆ ಕಳ್ಕೊಳ್ದೆ, ನಿಮ್ಮ ಧೈರ್ಯದ ಮೇಲೆ ನೀವು ನಂಬಿಕೆಯನ್ನು ಯಾವಾಗಲೂ ಇಟ್ಕೊಂಡ್ರೆ ನಾವು ಈ ಒಂದು ಸ್ಥಿತಿಯಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ರಿ. ಈ ನಿಟ್ಟಿನಲ್ಲಿ ಈ ಒಂದು 24 ವರ್ಷಕ್ಕೆ ಈ ಒಂದು ಸಮಸ್ಯೆಯಿಂದ ನೀವು ಬಳಸ್ಕೊಂಡ್ರೆ ಸಾಮಾಜಿಕ ಪರಿಸ್ಥಿತಿಗಳೇನದು ಎದುರಾದ್ವಾ? ಯಾಕಂತಂದ್ರೆ ಈ ಒಂದು ವಿಶೇಷ ಚೇತನ ಸಮಸ್ಯೆ ಅನ್ನೋದನ್ನ ಎಲ್ಲರೂ ಶಾಪ ಅಂತ ಭಾವಿಸಿ ಸುತ್ತಮುತ್ತ ಆಡ್ಕೊಳ್ಳೋರು ಇರ್ತಾರೆ. ಈ ನಿಟ್ಟಿನಲ್ಲಿ ನಿಮಗೆ ಯಾವ್ದಾದ್ರು ಸಾಮಾಜಿಕ ಸಮಸ್ಯೆಗಳಿದ್ರಾದ್ವಾ?
0: ಮೇಡಮ್, ಇದಾದ್ಮೇಲೆ ಅಕ್ಕಪಕ್ಕದ ಜನಗಳು, ನಮ್ಮ ಫ್ರೆಂಡ್ ಆಗಲಿ ಯಾರೇ ಆಗಲಿ ಹೇಳ್ತಾರೆ, ಅವನಿಗೆ ದೇವ್ರು ಅದಕ್ಕೆ ಕೊಟ್ಟಿದ್ದು ಇದಕ್ಕೆ ಕೊಟ್ಟಿದ್ದು ಅಂತ. ನಾನೇನು ಒಂದು ವಿಷಯ ಹೇಳ್ತೀನಿ, ದೇವ್ರು ಕೊಟ್ಟಿದ್ದನ್ನ ಯಾರು ಕೇಳಿ ಏನು ಮಾಡೋಕ್ಕಾಗಲ್ಲ. ಅವನು ಮನುಷ್ಯ ಮಾಡಿದ್ದೆ, ಈಗ ಹೇಳು ಅವನಿಗೆ ಹೆಂಗೆ ಗೊತ್ತಾಯ್ತು ಅದಕ್ಕೆ ಮಾಡಿದ್ದು ಅಂತ, ಅವನಿಗೇನಾದರೂ ಈಗ ಏನೋ ಬಂತ ಇಲ್ಲ. ಯಾಕಂದರೆ ದೇವರು ಅದು ನಮಗೆ ಒಳ್ಳೇದಿಗೆ ಕೊಟ್ಟಿರ್ತಾನೆ. ಈಗ ನಾನು ಇಲ್ಲಿ ಬರಬೇಕು, ಇಲ್ಲಿ ಮಾತಾಡಬೇಕು ಅಂತ ನನ್ನ ಋಣದಲ್ಲಿ ಬರೆದಿದೆ ಅಷ್ಟೇ, ಬೇರೆ ಏನಲ್ಲ. ಈಗ ಬಂದು ಇಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ತಿಳ್ಬೇಕಾದ್ರೆ ಅದೊಂದು ಋಣ, ಯಾಕಂದ್ರೆ ದೇವರಲ್ಲಿ ಬರೆದಾಗಿರ್ತಾನೆ. ಅದರಿಂದ ನಾನು ಇಲ್ಲಿ ಬಂದಿರೋದು, ಮಾತಾಡ್ತಾ ಇರೋದು, ಈ ಸಂಸ್ಥೆಯಲ್ಲಿ ನನಗೆ ಹೆಲ್ಪ್ ಮಾಡಬೇಕು ಅಂತ ಒಂದು ದೇವರಲ್ಲಿ ಒಂದು ಇದು ಇರ್ತದೆ, ಅದಾಗಿರೋದು ಅಷ್ಟೇ. ಬೇರೆ ಅದರಿಂದ ಜನಗಳು ಮಾತಾಡೋಕ್ಕೆ, ಈಗ ಒಂದು ಒಂದು ತಾಯಿ ಹೆಣ್ಣು ಮಗು ಎತ್ತರು ಗಂಡು ಮಗು ಎತ್ತರು ಮೊದಲಿನ ಕಾಲದಲ್ಲಿ ಹೇಳ್ತಿದ್ರು ಅದು ಹೆಣ್ಣಿನ ಸಮಸ್ಯೆ ಅಂತ. ಅಲ್ಲ, ಈಗ ಸೈನ್ಸ್ ಚೆನ್ನಾಗಾಗಿದೆ, ಹೇಳ್ತಾ ಇದ್ದ ಗಂಡಿಂದ ಆಯ್ತಾ ಇರೋದು, ಹೆಣ್ಣಿಂದ ಆಯ್ತಾ ಇರೋದು ಅಲ್ಲ ಅದು. ಹೌದಾ? ಮತ್ತೆ ಬಂದ ಹೆಣ್ಣು ಅದೆಲ್ಲ ಸುಮ್ಮನೆ, ಯಾಕಂದರೆ ಲೈಫಲ್ಲಿ ಎಲ್ಲದನ್ನು ಆಲೋಚನೆ ಮಾಡಿದ್ರೇ ಚೆನ್ನಾಗಿ ಹೋಗೋದು, ಹೊಂದ್ಕೊಂಡು ಹೋಗಬೇಕು. ನಿಮಗೆ ದುಡ್ಡು ಬೇಕಾದ ಸಂಪಾದನೆ ಮಾಡ್ಬೋದು, ಆಸ್ತಿ ಬೇಕಾದ್ರೆ ಎಲ್ಲ ಎಲ್ಲ ಬೇಕಾದ್ರೆ ಮಾಡ್ಕೋಬೋದು. ಈ ಮನಸ್ಸಿಗೆ ನೆಮ್ಮದಿ ಅಂತ ಹೇಳೋದಂತ ಅದು ನಾವೇ ಸಂಪಾದನೆ ಮಾಡಬೇಕು, ನಾವೇ ಮಾಡ್ಕೋಬೇಕು, ನಾವು ದುಡ್ಕೋಬೇಕು ಅಷ್ಟೇ, ಬೇರೆ ಏನಿಲ್ಲ.
1: ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಆಡ್ಕೊಂಡ್ರು ನಮ್ಮ ಮನೋಸ್ಥೈರ್ಯ ಬಲವಾಗಿರ್ಬೇಕು. ಈ ನಿಟ್ಟಿನಲ್ಲಿ ನಾವು ಆಲೋಚನೆ ಶಕ್ತಿಯನ್ನ ನಿನ್ನ ದೊಡ್ಡದಾಗಿ ಬೆಳೆಸ್ಕೊಂಡು ಈ ನಿಟ್ಟಿನಲ್ಲಿ ನಮ್ಮ ಜೀವನ ಸಾಗಿಸ್ಬೇಕು ಅಂತ ಹೇಳ್ತಾ ಇದ್ರ. ಈ ನಿಟ್ಟಿನಲ್ಲಿ ಸಂಸ್ಥೆ ಬಗ್ಗೆ ಸಾಕಷ್ಟು ಈಗ ಹೇಳ್ತಾ ಇದ್ರೆ, ಯಾವ ನಿಟ್ಟಿನಲ್ಲಿ ಯಾವಾಗ ಪರಿಚಯ ಆಯ್ತು, ಏನೆಲ್ಲ ಸೌಲಭ್ಯ ಅಥವಾ ಸಾಥನ ನಿಮ್ಗೆ ನೀಡ?
0: ಮೇಡಮ್, ನನಗೆ ವಿವೇಕಾನಂದ ಸಂಸ್ಥೆ ಅಂತ ಹೇಳಿದ್ರೆ, ನಾನು ಇರೋದಲ್ಲ 12 ವರ್ಷ ಮನೇಲಿದ್ದೆ. ನಮ್ಮ ರೂಪೇಶ್ ಒಬ್ಬ ಇದ್ದಾನೆ, ನನಗೆ ಈ ಸಂಸ್ಥೆನ ಪರಿಚಯಕ್ಕೆ ಕಾರಣ ಸೇವಾ ಭಾರತ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಮುಖಾಂತರ ನಾವೊಂದು ಕ್ಯಾಂಪಿಗೆ ಹೋಗಿದ್ವಿ. ನಮಗೆ ಸ್ಪೈನಲ್ ಕಾರ್ಡ್ ಇಂಜಿನಿಯರ್ ಅವರಿಗೆ ಪೆನ್ಷನ್ ಜಾಸ್ತಿ ಮಾಡಬೇಕು ನಮಗೆ ಯಾಕಂದ್ರೆ ಈಗ ನಾನು ಸಂಸ್ಥೆ ವಿಷಯಕ್ಕೆ ಮತ್ತೆ ಬರ್ತೀನಿ, ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ವಿಷಯ ಮಾತಾಡಬೇಕು. ಯಾಕೆಂದ್ರೆ ಸ್ಪೈನಲ್ ಕಾರ್ಡ್ ಇಂಜುರಿ ಅಂತ ಹೇಳಿದ್ರೆ ಬಾಕಿ ಇರೋ ಥರ ಡಿಸ್ಟಬಿಲಿಟಿ ತರಲ್ಲ, ನಮ್ಮನ್ನು ಡಿಸ್ಟಬಿಲಿಟಿಗೆ ಸೇರಿಸಿಲ್ಲ, ಮೋಟಿವೇಟಿಗೆ ಸೇರಿಸಿರೋದು. ನಾವು ಈ ಪ್ರಪಂಚದಲ್ಲಿ ಹೈಯೆಸ್ಟ್ ಪ್ರಾಬ್ಲಮ್ನಲ್ಲಿ ಅನುಭವಿಸ್ತಾ ಇರೋ ಡಿಸ್ಟಬಿಲಿಟಿ ಅಂದರೆ ಅದು ನಾವು ಸ್ಪೈನಲ್ ಕಾರ್ಡ್. ಯಾಕೆಂತೇಳಿದ್ರೆ ನಮಗೆ ಯೂರಿನ್ ಹೋಗಲ್ಲ ಮೇಡಮ್, ಮೋಷನ್ ಹೋಗಲ್ಲ, ಬಾಕಿ ಇರೋದು ನಾರ್ಮಲ್ ತರಲ್ಲ. ಅಂಗವೈಕಲ್ಯ ಏನಾದಿದ್ರೆ ಮೋಷನ್ ಯೂರಿನ್ ಕರೆಕ್ಟಾಗಿ ಪಾಸ್ ಆಗಿದೆ. ನಮಗೆ ಸರ್ಕಾರದಿಂದ 1400 ರೂಪಾಯಿ ಪೆನ್ಷನ್ ಬರ್ತದೆ. ಈ 1400 ರೂಪಾಯಿಲಿ ಒಂದ್ಸಲ ಪ್ರೈವೇಟ್ ಹಾಸ್ಪಿಟ್ಲಿಗೆಲ್ಲಾದರೂ ಹೋಗಿ ಟ್ಯೂಬ್ ಹಾಕಿ ಬರಬೇಕಾದ್ರೆ 1400 ರೂಪಾಯಿ ಡಾಕ್ಟ್ರಿಗೂ ಕೊಟ್ಟರೆ ನಮಗೆ ಪೆನ್ಷನ್ ಏನು ಪ್ರಯೋಜನ ಆಗಲ್ಲ. ಯಾಕಂದರೆ ಬಾಕಿರೋ ರಾಜ್ಯಗಳಲ್ಲಿ 7,000 ಕೊಡ್ತಾರೆ, ನೋಡೋನಿಗೆ 2,000 ಕೊಡ್ತಾರೆ, ಪೇಷಂಟಿಗೆ 3,000 ಕೊಡ್ತಾರೆ. ಅದೊಂದು ಈ ಮುಖಾಂತರ ನಾನು ಹೇಳೋದು ಅಂತ ಹೇಳಿದ್ರೆ ಆ ಪೆನ್ಷನ್ ಒಂದು ಜಾಸ್ತಿ ಮಾಡಿ ಕೊಟ್ಟರೆ ಸುಮಾರು ಜನಕ್ಕೆ ಅನುಕೂಲ ಆಗ್ಬೋದು. ಆಗ್ಬೋದು ಅಂತಲ್ಲ ಆಯ್ತದೆ, ಆಗ್ಬೋದು ಅಂತ ಹೇಳೋಕ್ಕಿಂತ, ಯಾಕಂದ್ರೆ ನಾನು ಅನುಭವಿಸ್ತಾ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಆಗ್ತದೆ. ಅದೊಂದು ಸರ್ಕಾರದ ನಿಟ್ಟಿನಲ್ಲಿ ಯಾರಾದರೂ ಒಂದು ಪ್ರಯತ್ನ ಪಟ್ಟರೆ ಆಗ್ಬೋದು, ಅದೊಂದು ಸಮಸ್ಯೆ. ಅದು ನಾನು ಸಂಸ್ಥೆ ವಿಷಯ ಬರ್ತೀನಿ. ಪೆನ್ಷನ್ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು 4 ವರ್ಷ ಮುಂಚೆಗಳ ಮಂಗಳೂರು ಹೋಗಿ ಪ್ರತಿಭಟನೆ ಮಾಡಿದ್ದೀವಿ. ಒಂದು ನಾವು 160 ಜನ ಮೇಲೆ ಸ್ಪೈನಲ್ ಕಾರ್ಡ್ ಇಂಜಿನಿಯರ್ ಸೇರಿಕೊಂಡು ಪ್ರತಿಭಟನೆ ಎಲ್ಲ ಮಾಡಿ ಬಂದ್ವಿ. ಬಂದಾಗ ಅಲ್ಲಿ ನನಗೆ ಒಂದು ರೂಪೇಶ್ ಸ್ಪೈನಲ್ ಕಾರ್ಡ್ ಇಂಜಿನಿಯರ್ ಪರಿಚಯ ಅದ. ಅವನು ಸುನೀತಾ ಮೇಡಮ್ ಹೇಳಿದೆ, ಹಿಂಗೆ ಸೈಫುದ್ದೀನ್ ಮಾತಾಡಿದ್ದಲ್ಲಿ ಒಬ್ಬ ಇದ್ದಾನೆ ಅಂತ. ಬಂದುಬಿಟ್ಟು ನಮಗೆ ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ಮಾತಾಡಿದ್ರು. ಮಾತಾಡಿ ಆದಮೇಲೆ ಸುನೀತಾ ಮೇಡಮ್ ಬಂದರು, ಮಡಿಕೇರಿ ಬಂದ್ವಿ. ಅಲ್ಲಿಂದ ಈಗ ಯಾವ ಮುಖಾಂತರ ನಾವು ಸಂಸ್ಥೆಯನ್ನು ಮೀಟ್ ಆದ್ವಿ. ಬಂದ್ಬಿಟ್ಟು ಈಗಿಂದ ವೀಲ್ ಚೇರ್ ನಾವು ಕುಶಾಲನಗರ ಬಂದ್ವಿ, ಅಲ್ಲಿಂದ ಮೆಜರ್ಮೆಂಟ್ ಮೈಸೂರು ಬಂದ್ವಿ, ಮತ್ತು ಮೈಸೂರು ಹೋಗಿ ವೀಲ್ ಚೇರ್ ತಂದ್ವಿ. ತಂದು ನನಗೆ ವೆಹಿಕಲ್ನ ಮುಟ್ಟೇ ಇಲ್ಲ, ಬೈಕ್ ಆಗಲಿ ಸ್ಕೂಟಿ ಆಗಲಿ ನಾನು ಓಡಿಸೇ ಇಲ್ಲ ಲೈಫಲ್ಲಿ, ಓಡಿಸೇ ಇಲ್ಲ. ಬಟ್ ಅಲ್ಲಿ ಕೊಟ್ಟ ತಕ್ಷಣ ನಮ್ಮ ಅಂಕಜಿ ಸರ್ ಇದ್ದಾರೆ, ಅವ್ರು ಹೇಳಿದ್ರು ಧೈರ್ಯವಾಗಿ ಓಡಿಸು ಅಂತ. ಕೊಡಗಿನಲ್ಲಿ ಈಗ ಹೈಯೆಸ್ಟು ಅಂದರೆ ನಾನು 4,000-5,000 ಕಿಲೋಮೀಟರ್ ಓಡಿಸಿ ಆಗುಂಟದು. ಚೆನ್ನಾಗಿದೆ ಚೆನ್ನಾಗಿದೆ ಅಂತಂದರೆ ಬೆನ್ನೆಲುಬಾದವನಿಗೆ ಚೆನ್ನಾಗಿದೆ, ಬಟ್ ಸ್ವಲ್ಪ ಸರ್ವಿಸ್ಗಳು ಚೆನ್ನಾಗಿರಬೇಕು ಅಂತ ಒಂದು ಅನಿಸಿಕೆ ಅಷ್ಟೇ.
1: ಇಲ್ಲಿ ಸಂಸ್ಥೆ ಪರಿಚಯ ಆದ ಮೇಲೆ ನಿಮಗೆ ಯಾವ ರೀತಿ ಸೌಲಭ್ಯಗಳನ್ನ ಒದಗಿಸ್ಕೊಡ್ತು, ಈಗ ವೀಲ್ ಚೇರ್ ಆಗಿರ್ಬೋದು ಇನ್ನಿತರ ಸಲಕರಣೆಗಳನ್ನೆಲ್ಲ ಸಿಕ್ಕದ್ವಾ ಸಂಸ್ಥೆ ಕಡೆಯಿಂದ?
0: ಈಗಕ್ಕಿಂತ ನಾನು ವೀಲ್ ಚೇರ್ ನನಗೆ ಸಿಕ್ಕಿದೆ, ಬಟ್ ನನಗೆ ಸಿಕ್ಕಿದ ಮೇಲೆ ಅಂತಲ್ಲ, ನಾನು ಅಕ್ಕಪಕ್ಕದಲ್ಲಿ ಯಾರು ಸ್ಪೈನ್ ಇಂಜುರಿ ಆಗಿ ವೀಲ್ ಚೇರ್ ಇಲ್ಲದವನಿಗೆ ಸಂಸ್ಥೆ ಕಡೆಯಿಂದ ವೀಲ್ ಚೇರ್ ಸುಮಾರು ಕೊಡಿಸಿದ್ವಿ. ಒಂದು ಸುನೀತಾ ಮೇಡಮ್ಗಳಿಗೆ ಅವರು 4-5 ಮೇಲೆ ಕೊಟ್ಟಿದ್ದಾರೆ. ಮತ್ತು ಒಂದು ಕ್ಯಾಂಪ್ ಮಾಡಿದ್ರು, ಉದ್ಯೋಗ ಕ್ಯಾಂಪ್ ಅಂತ. ಆ ಕ್ಯಾಂಪಲ್ಲಿ ನಾವು ಅದು ಚೆನ್ನಾಗಿ ಯೂಸ್ ಮಾಡಿದ್ವಿ, ಅದರಿಂದ ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಇದ್ದೀನಿ. ಬಟ್ ಅದ್ರ ಒಟ್ಟಿಗೆ ಅದೇ ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಇದ್ದೀವಿ. ಮೊನ್ನೆ ಒಂದು ಕ್ಯಾಂಪಲ್ಲಿ ಮಾಡಿ ಒಂದು 3 ದಿವಸ ಕ್ಯಾಂಪಲ್ಲಿದ್ವಿ, ಚೆನ್ನಾಗಿ ಕ್ಯಾಂಪ್ ಮಾಡಿಕೊಟ್ರು. ನೋಡುವ ಮುಂದಕ್ಕೆ ಏನಾಯ್ತದೆ ಅಂತ ನೋಡುವ. ಯಾಕಂದರೆ ಮಾಡಬೇಕಂತಂದರೆ ಯಾಕೆಂದ್ರೆ ಕೂತ್ಕೊಂಡಿರೋಕ್ಕಾಗಲ್ಲ, ಯಾಕಂದರೆ ಬಾಕಿರೋ ಬೆಡ್ಸೋರ್ಗಳು ಗಾಯಗಳಾಯ್ತದೆ, ಮತ್ತು ಸೊಲ್ಟಿನ ಕೆಳಗಡೆಗೆ ಏನು ಸ್ಪರ್ಶ ಇಲ್ಲ, ನೀವು ನೋಡಿದ್ರಲ್ಲ ಹಂಗಿದೆ. ನೋಡೋ ಏನಾದರೂ ಮಾಡುವ ಸಂಸ್ಥೆ ಅದೇ ಒಳ್ಳೇದು ಮಾಡ್ತಾ ಇದೆ. ಇನ್ನು ನನಗೆ ಮಾಡೋಕ್ಕಾಗದಿದ್ರು ನನಗೆ ಸಿಕ್ಕಿಲ್ಲ ಅಂತಲ್ಲ, ಇನ್ನೊಬ್ಬರಿಗೆ ಸಿಕ್ಕಬೇಕು ಅಂತ ನನಗೆ ಆಸೆ. ಯಾಕಂದರೆ ಅದು ಪ್ರಯತ್ನ ಪಡಬೇಕು.
1: ಸಂಸ್ಥೆ ಪರಿಚಯ ಆಗಿ ಈ ನಿಟ್ಟಿನಲ್ಲಿ ಸಾಕಷ್ಟು ರೀತಿ ಬೆಂಬಲವನ್ನು ನಿಮಗೆ ನೀಡ್ತಾ ಇದೆ. ಈ ನಿಟ್ಟಿನಲ್ಲಿ ಸಂಸ್ಥೆ ಪರವಾಗಿ ಹಮ್ಮಿಕೊಂಡಿರುವಂತಹ ಕ್ಯಾಂಪ್ಗಳನ್ನು ಅಥವಾ ಶಿಬಿರಗಳನ್ನು ನೀವೇನಾರು ಅಟೆಂಡ್ ಮಾಡಿದ್ದೀರಾ?
0: ನಾನು ಒಂದು

0: ನಾಲ್ಕು ಕ್ಯಾಂಪ್ ಅಟೆಂಡ್ ಮಾಡಿದ್ವಿ. ಏನಿದ್ರು ನನ್ನ ಜೊತೆ ಹೇಳ್ತಾರೆ ಹಿಂಗೆ ಒಂದು ಕ್ಯಾಂಪ್ ಇದೆ ಅಂತ. ಬಟ್ ನನಗೇನು ಪ್ರಯೋಗ ಆಗದಿದ್ರು ನಾನು ಕ್ಯಾಂಪಿಗೆ ಹೋಗ್ತೀನಿ, ಯಾಕಂದ್ರೆ ನಾವು ಹೋಗ್ಬೇಕು, ಅವ್ರು ನಮಗೋಸ್ಕರ ಮಾಡೋದು. ಮತ್ತು ಎಲ್ಲ ಕ್ಯಾಂಪ್ಗಳು ಸಂಸ್ಥೆ ಮಾಡ್ತದೆ, 90% ಸಂಸ್ಥೆ ಮಾಡ್ತದೆ, ಬಟ್ 10% ನಾವು ಪ್ರಯತ್ನ ಪಟ್ಟರೆ ನಮ್ಗೆ ಏನಾದರೂ ಆಗೋದು. ಇಲ್ಲದಿದ್ದರೆ ಸಂಸ್ಥೆ ಮಾಡಿ ಎಲ್ಲ ಅವರು ಮಾಡಿ, ಯಾಕಂದರೆ ಮನೇಲಿ ತಾಯಿ ಅನ್ನ ತಂದು ತಟ್ಟೆಗೆ ಕೊಟ್ಟಮೇಲೆ ನಾವು ತಿನ್ನಬೇಕು, ಅದು ನಾವು ತಿಂದೇನೊಂದು ಮಜಾ, ಅವ್ರು ಎಷ್ಟೇ ಚೆನ್ನಾಗಿ ಕೊಟ್ಟರು ಅದು ತಿಂದೇ ಹಂಗೆ ಆಗಲ್ಲ. ಅದಾಯ್ತಾ, ಆ ಥರ ಅದೇ ನನ್ನದು. ಯಾರೇ ಆಗಲಿ ಕ್ಯಾಂಪಿಗೆ ಹೋದರೆ ಉಪಯೋಗಗಳನ್ನ ಪಡ್ಕೋಬೇಕು, ಯೂಸ್ ಮಾಡೋಕ್ಕಾಯ್ತದೆ. ಎಲ್ರಿಗೂ ಆಗಲ್ಲ, ಬಟ್ ಆಗೋರು ಅದನ್ನ ಮಾಡ್ಕೋಬೇಕು.
1: ಈ ನಿಟ್ಟಿನಲ್ಲಿ ಕ್ಯಾಂಪ್ಗಳು ನಿಮ್ಮ ಬೆಳವಣಿಗೆಗೆ ಉಪಯುಕ್ತ ಆಗ್ತಿತ್ತ, ಯೂಸ್ ಮಾಡ್ಕೋತಿದ್ರೆ?
0: ನಾನು ಹೇಳ್ಬೇಕಾದ್ರೆ ಈಗ ನಾನು ಹೇಳ್ದಲ್ಲ 14 ವರ್ಷ 14 ವರ್ಷ ಆಯಿತು, 14 ವರ್ಷಗಳಿಂದ ನನಗೆ ಯಾವ ಸಂಘ ಸಂಸ್ಥೆಗಳು ಅಷ್ಟು ಪರಿಚಯ ಆಗಿಲ್ಲ. ಇವಾಗ ಅನ್ಕೊಳ್ತೆ ನನಗೆ ಮೊದಲೇ ಸಿಕ್ಕಿದ ಏನಾದರೂ ಉದ್ಯೋಗ ಮಾಡ್ಕೊಂಡು ಹೋಗ್ಬೋದಿತ್ತು ಅಂತ ಅನಿಸ್ತದೆ. ಬಟ್ ನಾನು ಸುಮಾರು ಕಾನ್ಸೆಪ್ಟಲ್ಲಿ ಇದ್ದೀನಿ, ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ದೀನಿ ಒಟ್ಟಿಗೆ, ಮತ್ತು ಕೆಲಸ ಏನಾದರೂ ಮಾಡ್ತೀನಿ, ಮತ್ತು ಯಾರಿಗಾದರೂ ಕೆಲಸ ಏನಾದರೂ ಬೇಕಾದ್ರೆ ಮಾಡಿಕೊಡ್ತೀವಿ, ತೊಂದರೆ ಇಲ್ಲ. ಆದರೆ ದೇವರು ಯಾವುದಾದ್ರು ಒಂದು ಕೈ ಕೊಡ್ತು ಹಿಡಿತಾನೆ, ಎಲ್ಲ ಮಾಡ್ತೀವಿ, ಯಾವುದೊಂದು ಸಿಗ್ಬೋದು, ನಮಗೊಂದು ಧೈರ್ಯ ಇದೆ.
1: ಈಗಲೂ ಕೂಡ ನೀವು ನಿಮ್ಮ ಉದ್ಯೋಗಗಳನ್ನು ನೀವು ಬಿಡ್ತಾ ಇಲ್ಲ, ಮಾಡ್ತಾ ಇದ್ದೀನಿ ಅಂತ ಹೇಳಿ, ಇದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ? ಒಬ್ಬ ಇಂಜೂರಿ ಪೇಷಂಟ್ ಇಷ್ಟೆಲ್ಲ ಅಚೀವ್ ಮಾಡ್ಬೋದು ಅಂತ ನಿಮಗೆ ಒಂದು ಹೆಮ್ಮೆ ಅನಿಸುತ್ತ?
0: ಹೌದು, ನನಗೆ ಹೆಮ್ಮೆಗಿಂತ ನನಗೆ ಖುಷಿ, ಯಾಕಂತೇಳಿದ್ರೆ ನನಗೆ ನನಗೆ ತೃಪ್ತಿ ಬೇಕಾಗಿರೋದು. ಯಾರು ಈಗ ನಾನು ಹೇಳೋದು ಒಬ್ಬ ನನಗೆ ಒಂದು ಬೈಕರ ವಿಷಯ, ನನಗೆ ಅದು ಬೇಕಾಗಿಲ್ಲ. ನಾನು ನನ್ನ ಲೈಫಲ್ಲಿ ಚೆನ್ನಾಗಿರ್ಬೇಕು, ನನಗೆ ಖುಷಿಯಾಗಿರ್ಬೇಕು, ಯಾರು ತೊಂದರೆ ಇರೋದು ನನಗೆ ಇರಬೇಕು ಅಷ್ಟೇ, ಬೇರೆ ಅದರಲ್ಲಿ ಹೆಮ್ಮೆ ಪಡೋದು ಏನೇ ನನಗಿಲ್ಲ. ಯಾಕೆಂದರೆ ನಾನು ಹೆಮ್ಮೆ ಪಡಬೇಕು, ನನಗೆ ಹೆಸರು ಬರಬೇಕು ಅಂತ ಮಾಡ್ಕೊಂಡು ಹೋದರೆ ಅಷ್ಟು ಹೆಸರು ಸಿಗಲ್ಲ, ಬರೀ ಹೆಸರೇ ಸಿಗ್ತದೆ. ನಾವು ಮಾಡ್ತಿರ್ಬೇಕು, ನಾವು ಎಲ್ಲೋ ತಲುಪು ಹೋಗಿರ್ತೀವಿ, ನಾವು ಚೆನ್ನಾಗಿರ್ತೀವಿ ಅಷ್ಟೇ.
1: ಈ ನಿಟ್ಟಿನಲ್ಲಿ ಸರ್, ಈಗ ಸಂಸ್ಥೆ ಸಾಕಷ್ಟು ರೀತಿಯ ಬೆನ್ನೆಲುಬನ್ನ ನೀಡ್ತಾ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಕ್ಯಾಂಪ್ಗಳನ್ನು ಕೂಡ ನೀವು ಅಟೆಂಡ್ ಮಾಡಿದ್ರಿ. ಅಲ್ಲಿ ಕ್ಯಾಂಪ್ಗಳಿಗೆ ಹೋದಾಗ ಇತರೆ ಸ್ಪೈನಲ್ ಇಂಜುರಿ ಪೇಷಂಟ್ಗಳನ್ನ ನೋಡಿದಾಗ, ಆ ವ್ಯಕ್ತಿಗಳನ್ನ ನೋಡಿದಾಗ ನಿಮ್ಗೆ ಅನ್ಸುತ್ತೆ?
0: ನಿಜವಾಗಿರ್ಬೇಕಂದ್ರೆ ಸ್ಪೈನಲ್ ಕಾರ್ಡ್ ಇಂಜುರಿ ಸುಮಾರು ಜನ ನಾನು ನೋಡಿದ್ದೀನಿ, ಬಟ್ ಅವ್ರು ನನಗಿಂತ ಚೆನ್ನಾಗಿರ್ತಾರೆ, ಬಟ್ ಕೊರಗ್ತಾ ಇರ್ತಾರೆ. ಆಗ ಯಾಕಂದ್ರೆ ನನ್ನಕ್ಕಿಂತ ಇಂಜುರಿ ಕಮ್ಮಿ ಇರುವವರೆಲ್ಲ ಇನ್ನೂ ಕೆಲಸ ಮಾಡೋದೆಲ್ಲ ಭಾಳ ಕಷ್ಟಗಳು, ಅದನ್ನ ನೋಡಿದ್ದೀನಿ. ಆಗ ನನಗೆ ಹೆಮ್ಮೆ ಅಂತೇಳಿದ್ರೆ ನಾನು ದೇವರು ನನಗೆ ಅವ್ರ ಮುಂದೆ ನನ್ನನ್ನು ಚೆನ್ನಾಗಿಟ್ಟಿದ್ದೇನಲ್ಲ, ನನಗೆ ಅದೊಂದು ಖುಷಿ ಇದೆ. ಯಾಕಂದರೆ ಯಾವತ್ತಿದ್ದರೂ ನಾವು ಎಲ್ಲರೂ ಈಗಿನ ಕಾಲದಲ್ಲಿ ಮೇಲ್ಗಡೆ ಅವನು ಅಷ್ಟು ದೊಡ್ಡ ಮನೆ ಕಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾರೆ, ಬೇರೆ ಹೊಟ್ಟೆ ಕಿಚ್ಚು ಮಾಡ್ತಾರೆ. ನನಗೆ ಹಂಗೆಲ್ಲ, ನನ್ನ ಕೆಳಗಿದ್ದನ್ನು ನೋಡ್ಬಿಟ್ಟು ಅವನಕ್ಕಿಂತ ಚೆನ್ನಾಗಿ ದೇವರು ನನಗೆ ಚೆನ್ನಾಗಿ ಕೊಟ್ಟಿದ್ದಾನಲ್ಲ. ಯಾಕಂದರೆ ಒಬ್ಬೊಬ್ಬ ಮಗನ ನೋಡಿದ್ರೆ ಅದು ಬಾಚಿ ಅನ್ನ ಬಾಚಿ ತಿನ್ನೋಕ್ಕಾಗಲ್ಲ, ಆಯ್ತು ನೋಡ್ತೀನಿ, ನಾನು ಖುಷಿಯಾಗಿದ್ದೀನಿ, ಅದಕ್ಕೆ ಒಂದು ಹೆಮ್ಮೆ ನನಗಿದೆ. ಬಾಕಿ ಇದ್ದ ಪೇಷಂಟ್ ನೋಡ್ತೀನಿ, ನಾನು ಖುಷಿಯಾಗಿದ್ದೀನಿ, ಅವ್ರಿಗೆ ಏನಾದರೂ ಒಳ್ಳೇದು ಹೇಳೋಕ್ಕಾಗಂದ್ರೆ ಹೇಳ್ತೀನಿ.
1: ಮುಂದಿನ ನಿಮ್ಮ ಗುರಿ ಏನು ಸರ್, ತಿಳ್ಕೊಬೋದಾ?
0: ಯಾರಿಗಾದ್ರೂ ಒಳ್ಳೇದು ಮಾಡಬೇಕು ಅಂತ ನನಗೊಂದು ಇದಿದೆ, ಒಳ್ಳೇದಾಗ್ಬೇಕು ಅಷ್ಟೇ, ಬೇರೆ ಅದರಲ್ಲಿ ಏನಿಲ್ಲ.
1: ನಿಮ್ಮ ಮುಂದೆ ಏನಾದರೂ ಉದ್ಯೋಗ ಮಾಡಬೇಕು ಅಂತ ನಿಮಗೆ ಒಂದು ಕನಸು ಏನಾದರೂ ಇದೆಯಾ ಸರ್?
0: ಕನಸುಗಳು ಸುಮಾರಿದೆ, ಯಾಕೆಂದ್ರೆ ನಾನು ನಮ್ಮ ಅಂಕಜ್ ಸರ್ ಮನೆಗೆ ಬಂದಿದ್ರು, ಮತ್ತೆ ನಿಮ್ಮ ಸರ್ವರೊಬ್ಬರು ಅಂಕಜ್ ಸರ್ ಜೊತೆ ಬಂದಿದ್ರು, ಅವ್ರ ಜೊತೆ ಮಾತಾಡಿದಾಗ ನಾನು ಹೇಳಿದೆ, ಸರ್ ನನಗೆ ಜನಗಳಿಗೆ ಒಳ್ಳೆಯ ಒಂದು ಫುಡ್ ಕೊಡಬೇಕು, ಈಗೆಲ್ಲ ಫುಡ್ಗಳು ಚೆನ್ನಾಗಿಲ್ಲ, ಚೆನ್ನಾಗಿರೋದು ಎಲ್ಲ ಅವರ ಲಾಭಕ್ಕೋಸ್ಕರ ಕೆಮಿಕಲ್ ಯೂಸ್ ಮಾಡಿ ಕೊಡ್ತಾ ಇರೋದು, ಒಳ್ಳೆಯ ಒಂದು ಫುಡ್ ಕೊಡಬೇಕು, ಅದು ಇಲ್ಲದಿದ್ದರೆ ಬೇರೆ ಪ್ಯಾಕಿಂಗ್ ಮಾಡಿ ಮಸಾಲೆ ಪದಾರ್ಥಗಳನ್ನ ಮಾಡಬೇಕಂದಿದೆ, ಅದಕ್ಕೆಲ್ಲ ಬಜೆಟ್ಗಳು ಜಾಸ್ತಿ ಬೇಕು, ಕಮ್ಮಿ ಸಾಲದಲ್ಲ. ಅದನ್ನು ಮಾಡಬೇಕು ಅಂತಂದರೆ ನಾವು ಮಾಡಿ ಸ್ಪೈನ್ ಇಂಜಿನಿ ಮತ್ತು ಸ್ವಲ್ಪ ಅಂಗವೈಕಲ್ಯ ಇದ್ದವರಿಗೆ ಈ ಪ್ಯಾಕಿಂಗು ಕೆಲಸಗಳು ಮಾಡೋಕ್ಕಾಯ್ತದೆ, ಅದನ್ನು ಮಾಡಿ ಅವರಿಗೊಂದು ಉದ್ಯೋಗ ಕೊಡ್ಬೋದು ಅಂತ ಒಂದು ಇದೆ. ಬಟ್ ಪ್ರಯತ್ನ ಮಾಡುವ, ಕೊಡುವನು ಸಕ್ಸಸ್ ಕೊಡೋನು ದೇವನು, ನಮ್ದು ಏನಿಲ್ಲಲ್ಲ.
1: ಅಂಗವಿಕಲರಿಗೆ ಅಂದ್ರೆ ವಿಶೇಷ ಚೇತನಿಗೆ ಯೂಸ್ ಆಗುವ ನಿಟ್ಟಿನಲ್ಲಿ ಒಂದು ಉದ್ಯೋಗವನ್ನ ಅಥವಾ ಒಂದು ಉತ್ಪಾದನಾ ಉದ್ಯೋಗ ಅವಕಾಶವನ್ನ ನೀವು ಕೊಡಬೇಕು ಅಂತ ಅನ್ಕೊಂಡಿದ್ರಿ, ಒಳ್ಳೇದಾಗ್ಲಿ ಸರ್ ನಿಮ್ಮ ಕನಸಿಗೆ ನಿಮ್ಮ ಗುರಿಗೆ. ಹಾಗೆ ಈ ನಿಟ್ಟಿನಲ್ಲಿ ವಿಶೇಷ ಚೇತನ ಸಮಸ್ಯೆಯನ್ನ ಒಂದು ಶಾಪ ಅಂತ ಭಾವಿಸ್ತಾರೆ, ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಅನಿಸಿಕೆ ಏನು ಸರ್?
0: ಮೇಡಮ್, ನಾನು ನಿಜವಾಗಿರ್ಬೇಕಂದ್ರೆ ಈಗ ನಾನು ಸುಮಾರು ಜನಗಳನ್ನ ನೋಡಿದ್ದೀನಿ, ಈಗ ನನಗೆ ಇದು ಒಂದು ಲೆಕ್ಕದಲ್ಲಿ ವರ ಅಂತ ಹೇಳ್ಕೊಳ್ತೀನಿ. ಯಾಕಂದರೆ ಬಾಕಿದ್ದವರು ಕಷ್ಟಪಡೋದನ್ನ ನೋಡಿಬಿಟ್ಟು ಸಮಸ್ಯೆಗಳು ಮುಗಿಯೋದಿಲ್ಲ, ಈಗ ನಾನು ಹ್ಯಾಪಿ ಆಗಿದ್ದೀನಿ. ಯಾಕಂದರೆ ನನಗೆ ಸಮಸ್ಯೆ ಇದೆ, ಸಮಸ್ಯೆ ಇಲ್ಲ ಅಂತಲ್ಲ, ಯಾಕಂದರೆ ಈಗ ಒಂದು ವಿಷಯ ಅಂತ ಹೇಳ್ಬೇಕಂದ್ರೆ ಈಗ ಸ್ಪೈನಲ್ ಕಾರ್ಡ್ ಇಂಜುರಿ ಆದವನು ಒಂದು ಕ್ಯಾನ್ಸರ್ ಆದರೆ ಸತ್ತೋಗ್ಬಿಡ್ತಾನೆ, ಬದುಕ್ತಾನೆ, ಮೆಡಿಸಿನ್ ಇದೆ, ನಮ್ದು ಹಂಗೆಲ್ಲ, ನಾವು ಡೈಲಿ ಎದ್ದು ಸಾಯ್ಬೇಕು. ಯಾಕಂದ್ರೆ ಸ್ಪೈನಲ್ ಇಂಜುರಿ ಅಷ್ಟೊಂದು ಸಮಸ್ಯೆ ಇದೆ. ಯಾಕಂದ್ರೆ ಉದಾಹರಣೆಗೆ ಒಂದು ಸಣ್ಣ

0: ದಿಂದ ಕೆಳಗಡೆ ಒಂದು ಯೂರಿನ್ ಮೋಷನ್ ಹೋಗಲ್ಲ ಅಂತ ಅಂದ್ಕೊಂಡ್ರೆ ನೀವು ಅದರದ್ದು ಫೀಲ್ ಒಂದು ಆಲೋಚನೆ ಮಾಡ್ಕೊಳ್ಳಿ, ಅದು ಹೆವಿ ಪ್ರಾಬ್ಲಮ್ ಇದೆ. ಆದರೆ ನಾನು ಎಲ್ಲರೂ ಹೇಳ್ಬೋದು ಅವ್ನು ವರ ಅಂತೇಳಿದ ಅವನಿಗೆ ಇಲ್ಲ, ನಾನು ಆ ಥರ ಖುಷಿ ಪಟ್ಟರೇ ನನಗೆ ಅದೊಂದು ಇಲ್ಲದ್ರೆ ಖುಷಿ ಸಿಗಲ್ಲ. ಹಂಗಾಗಿ ನಾನು ಇದು ವರ ಅಂತ ಅಂದ್ಕೊಂಡ್ರೇ ಚೆನ್ನಾಗಿರೋದು ಅಂತ. ರೋಗ ಅಂತ ಮತ್ತು ಇದೊಂದು ಶಾಪ, ಶಾಪ ಅಂತ ಹೇಳೋದು ಯಾರು, ಶಾಪ ಅಂತ ಹೇಳೋದು ಅದು ಸುಮ್ಮನೆ. ದೇವರು ಯಾವತ್ತೂ ಯಾರಿಗೆ ಶಾಪ ಕೊಡಲ್ಲ. ಒಳ್ಳೇದು ಮಾಡಿದಕ್ಕೆ ಒಳ್ಳೇದಾಯ್ತದೆ, ಕೆಟ್ಟದ್ದು ಮಾಡಿದ್ ಕೆಟ್ಟದಾಯ್ತದೆ ಅಲ್ವಾ, ಅಷ್ಟೇ ಇರೋದು.
1: ನಾವು ಈ ಒಂದು ಸಮಸ್ಯೆನ ಸಮಸ್ಯೆ ಅಂತ ಪರಿಗಣಿಸ್ತೇವೆ. ಈ ನಿಟ್ಟಿನಲ್ಲಿ ಯಾವಾಗಲೂ ಖುಷಿ ಖುಷಿಯಾಗಿ ಬ್ಯುಸಿ ಆಗಿದ್ರೆ ಈ ಸಮಸ್ಯೆ ಯಾವುದು ಕಾಣಿಸಲ್ಲ ಅಂತ ಹೇಳ್ತಿದ್ರಿ. ಈ ನಿಟ್ಟಿನಲ್ಲಿ ಸರ್, ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷಂಟ್ನ ನೋಡ್ಕೊಳ್ಳೋದು ಮನೆಯವರ ಒಂದು ಆದ್ಯ ಕರ್ತವ್ಯ. ಈ ನಿಟ್ಟಿನಲ್ಲಿ ಅವರ ಬೆಂಬಲ ಇದ್ರೆ ನಾವು ಖುಷಿ ಖುಷಿಯಾಗಿ ಜೀವನ ನಡೆಸ್ಬೋದು. ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಹೇಗೆ ನೋಡ್ಕೋತಾ ಇದ್ದಾರೆ ಸರ್?
0: ಮೇಡಮ್, ನಾನು ಹೇಳ್ದಲ್ಲ ಮೊದಲೇ ಒಂದು ಹೇಳಿದೆ, ನನ್ನ ಅಣ್ಣಂದಿರು ತಮ್ಮಂದಿರಾಗಲಿ ಮಗುನ ಹೆಂಗೆ ನೋಡ್ತಾರೆ ಆ ಥರ ನನ್ನನ್ನು ನೋಡ್ಕೊಂಡಿದ್ದಾರೆ. ಬಟ್ ಇವಾಗ ನನಗೆ ಆಗ್ತದೆ, ಈಗ ತಾಯಂದಿರು ಮಕ್ಕಳು ಎಲ್ಲಾದರೂ ಮೋಷನ್ ಯಾರು ಮಾಡಿದ್ರೆ ಅದು ಕ್ಲೀನ್ ಮಾಡೋದನ್ನ ನಾನು ನೋಡಿದ್ದೀನಿ. ಅವರು ಒಂದು ಸ್ವಲ್ಪ ಮುಜುಗರ ಇರ್ತದೆ ಕ್ಲೀನ್, ಅವಾಗ ಅದನ್ನ ನೋಡಿಬಿಟ್ಟು ಅವ್ರಿಗೆ ಅಷ್ಟಿರ್ಬೇಕು. ನಾವು ಮಗುವಲ್ಲ, ನಾವು ದೊಡ್ಡವರಾಗಿದ್ದೀವಿ, ಅವ್ರಿಗೊಂದು ಮುಜುಗರ ಇದ್ದೇ ಇರ್ತದೆ. ಯಾಕಂದರೆ ಮನುಷ್ಯರಲ್ವಾ. ನನ್ನ ತಮ್ಮಂದಿರು ನನ್ನ ಹೆಂಗೆ ನೋಡಿದ್ರು, ನಾನು ಹೇಳ್ದಲ್ಲ ಮಗು ಅಂತ ಹೇಳಿದ್ರೆ ಮುಗಿತು, ಅಷ್ಟು ಚೆನ್ನಾಗಿ ನೋಡಿದ್ದಾರೆ. ನನ್ನ ತಂದೆ ತಾಯಿ ನನ್ನ ಮಕ್ಕಳ ಮದುವೆಗೆ ಹೋಗಬೇಕಾದ್ರೆ ಒಂದು ಒಂದು ತಿಂಗಳು ಯಾರಿತ್ತಿಲ್ಲ ಮನೇಲಿ. ಆಗ ನಾನು ಬಿದ್ದು ಸ್ಟಾರ್ಟಿಂಗ್ ಬಿದ್ದು ಎರಡೇ ತಿಂಗಳಾಗಿರೋದು. ಆಗ ನನ್ನ ತಮ್ಮ ನನ್ನನ್ನು ನಮ್ಮ ತಮ್ಮಂದಿರಿಬ್ಬರು ಮೂರು ಜನ ಇದ್ದರು, ಚೆನ್ನಾಗಿ ನೋಡಿಕೊಂಡು ನನ್ನ ಊಟ ಗೀಟ ಮಾಡಿಕೊಂಡು ಸ್ನಾನ ಮಾಡಿಸಿ ಎಲ್ಲ ಅವರೇ ಮಾಡಿದ್ವಿ. ಬಟ್ ಮತ್ತೆ ನಾನು ರಿಕವರ್ ಆದೆ. ಈಗ ನಾನು ಫ್ರೀ ಆದೆ, ಈಗ ನನ್ನ ಕೆಲಸಗಳನ್ನ ನಾನೇ ಮಾಡ್ಕೊಳ್ತೀನಿ, ಯಾರಿಗೂ ತೊಂದರೆ ಇಲ್ಲ. ಯಾಕಂದ್ರೆ ಮಾಡೋಕ್ಕೆ ಮನಸ್ಸಿದ್ದಿಲ್ಲ, ಅವ್ರು ಸಪೋರ್ಟ್ ಮಾಡಿದ್ರು ನಾನು ಚೆನ್ನಾಗಿದ್ದೆ, ಮತ್ತು ಅವ್ರ ಜೊತೆ ಖುಷಿಯಾಗಿರ್ಬೇಕು, ಮತ್ತು ನಾವು ನಮ್ಮನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ನಮಗೆ ಯಾರು ಅಡ್ಜಸ್ಟ್ ಆಗೋಂಗಿಲ್ಲ, ನಾವು ಅಡ್ಜಸ್ಟ್ ಆಗಬೇಕು. ಹಂಗೆ ಆದ್ರೆ ಮಾತ್ರ ಲೈಫ್ ಚೆನ್ನಾಗಿರೋದು.
1: ಅವ್ರಿಗೆ ನಾವು ಅಡ್ಜಸ್ಟ್ ಆಗಿ ನಮ್ಮ ಮನೋಬಲವನ್ನು ಇನ್ನಷ್ಟು ಹೆಚ್ಚಿಸ್ಕೋತಾ ಧೈರ್ಯ ನಾವು ತಗೊಂಡು ಈ ನಿಟ್ಟಿನಲ್ಲಿ ಎಲ್ಲರಿಗೂ ಹೊಂದ್ಕೊಂಡು ಜೀವನ ಮಾಡಬೇಕು ಅಂತ ಹೇಳ್ತೇವೆ. ಕೊನೆಯದಾಗಿ ನಮ್ಮ ಜನತ್ಪನಿ ಕೇಳುವರಿಗೆ, ಈ ಥರ ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷಂಟ್ಗೆ ನೀವೊಬ್ಬ ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷಂಟ್ ಆಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್?
0: ಸ್ಪೈನಲ್ ಕಾರ್ಡ್ ಇಂಜುರಿ ಆದಮೇಲೆ ಅವರು ಆಗಿದ್ಮೇಲೆ ಸಮಸ್ಯೆ ಆಗಿದೆ ಅಂತ ಅನ್ಕೊಂಡ್ಕಿಂತ ಸಮಸ್ಯೆ ಆಗದಿದ್ದರೆ ಏನೆಲ್ಲ ಸಮಸ್ಯೆ ಬರ್ಬೋದಿತ್ತು ಅಂತ ಒಂದು ಆಲೋಚನೆ ಮಾಡಲಿ. ಸಮಸ್ಯೆಗಳು ಒಳ್ಳೇದು ಕೆಟ್ಟದ್ದು, ಅದು ಒಳ್ಳೇದು ಆಗೋದು ದೇವ್ರಿಗೆ ಗೊತ್ತಿರೋದು, ಕೆಟ್ಟದ್ದು ಏನೆಲ್ಲ ಆಯ್ತಾಯ್ತು ಅದನ್ನ ಒಂದು ಆಲೋಚನೆ ಮಾಡಲಿ. ಮಾಡಿದ್ಮೇಲೆ ಓ ಹಿಂಗೆ ಆಯ್ತಿತ್ತು ಹಂಗೆ ಅಲ್ಲ, ನಾವು ಖುಷಿಯಾಗಿರುವ, ಇನ್ನು ನಮಗೆ ಲೈಫು ಮುಂದಕ್ಕೆ ಚೆನ್ನಾಗಿರ್ಬೇಕು, ಚೆನ್ನಾಗಿ ಮಾಡಬೇಕು ಅಂತ ಹೇಳ್ಕೊಂಡು ಹೋಗೋದು ಒಳ್ಳೇದು ಅಂತ ನನ್ನ ಕಡೆಯಿಂದ ಒಂದು ಅಭಿಪ್ರಾಯ ಅಷ್ಟೇ.
1: ಎಷ್ಟೋ ಜನ ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷಂಟ್ಗಳು ಒಂದು ಧೈರ್ಯನೇ ತಗೊಳ್ಳಲ್ಲ, ಈ ನಿಟ್ಟಿನಲ್ಲಿ ಅವರಿಗೆ ಮನೋಧೈರ್ಯ ಕೊರತೆ ಇರುತ್ತೆ. ಈ ನಿಟ್ಟಿನಲ್ಲಿ ಅಂಥವ್ರಿಗೆ ನೀವೇನು ಹೇಳೋಕ್ಕೆ ಸರ್?
0: ಯಾವತ್ತಿದ್ರು ಜನಗಳು ಸುಮಾರು ಮಾತುಗಳನ್ನ ಆಡ್ತಾರೆ, ಅದನ್ನ ಆಲೋಚನೆ ಮಾಡಬಾರ್ದು. ಅವನು ಏನಾದರೂ ಹೇಳಿದರೆ ಅದೇನೋ ಒಳ್ಳೇದಿರ್ಬೋದು ಅಂತ ಅಂದ್ಕೊಳ್ಳಿ, ಬಟ್ ಅವನು ಕೆಟ್ಟದೇ ಆಲೋಚನೆ ಮಾಡಿದರು. ನಮಗೆ ಒಳ್ಳೇದು ಕೆಟ್ಟದ್ದು ಮಾಡೋನು ಯಾರು? ದೇವರು. ಮೇಲೊಬ್ಬನಿದ್ದೇ ಇದ್ದೇನಲ್ಲ, ಸೃಷ್ಟಿಕರ್ತನ ಒಬ್ಬನೇ ಅಲ್ವಾ, ಅದು ಮಾಡೇ ಮಾಡ್ತಾನೆ.
1: ಸಂಸ್ಥೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದೆ, ಸಾಕಷ್ಟು ಬೆಂಬಲವಾಗಿ ನಿಮಗೆ ನಿಂತಿದೆ, ಸಂಸ್ಥೆ ಬಗ್ಗೆ ಏನು ಹೇಳ್ತೀರಾ ಸರ್?
0: ಮೇಡಮ್, ನಾನು ಈ ಸಂಸ್ಥೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಟೋಟ್ಲಾಗಿ ಎಲ್ಲ ಸಂಸ್ಥೆಗಳು ಕೆಲಸ ಮಾಡ್ತದೆ. ನಾನು ಹೇಳ್ದಲ್ಲ ಮೇಡಮ್, ನಾನು 12 ವರ್ಷ ಮನೇಲಿ ಇದ್ದಮೇಲೆ ಹೊರಗಡೆ ಬಂದಮೇಲೆ ಈಗ ನಾನು ಇಲ್ಲಿ ತನಕ ಬರೋಕ್ಕೆ ಕಾರಣ ಯಾರು? SI ಸಂಸ್ಥೆ. ಆ ಸಂಸ್ಥೆಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ.
1: ಹೀಗೆ ನಿಮ್ಮ ಬೆಳವಣಿಗೆ ಶೀಘ್ರವಾಗಿ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಸಾಗಲಿ ಅಂತ ನಾವು ಕೂಡ ಆಶಿಸ್ತಾ ಇಲ್ಲಿಗೆ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಸರ್. ಧನ್ಯವಾದಗಳು.
0: ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೋತ್ತಮ ವಿಶೇಷ ಚೇತನರಿಗೆ ಸಂಬಂಧಪಟ್ಟ ವಿಶ್ವ ಬೆನ್ನುಹುರಿ ಅಪಘಾತ ದಿನದ ಒಂದು ವಿಶೇಷವಾಗಿ ಇವತ್ತಿನ ನಮ್ಮ ಯಶೋಗಾಥೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾಗಿದ್ದವರು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಗ್ರಾಮದ ಶ್ರೀಯುತ ಸೈಪುದ್ದೀನ್ ರವರ ಒಂದು ಯಶೋಗಾಥೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರೆ ಇಲ್ಲಿಗೆ ಒಂದು ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು

0: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
0: ದಿವ್ಯಾಂಗ ದೀಪ್ತಿ.
2: ಕೇಳುಗರೇ, ಇದುವರೆಗೂ ವಿಶ್ವ ಬೆನ್ನುಹುರಿ ಅಪಘಾತದ ಅಂಗವಾಗಿ ವಿಶೇಷವಾಗಿ ಬೆನ್ನುಹುರಿ ಅಪಘಾತದ ವ್ಯಕ್ತಿಯ ಯಶುಗಾಥೆಯ ಕುರಿತು ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಗ್ರಾಮದ ಶ್ರೀಯುತ ಸೈಫುದ್ದೀನ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಯಿತು.
3: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
2: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಭಾವಗೀತೆಗಳನ್ನು ಕೇಳಿಬರೋಣ.
3: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ

0: ಪ್ರಿಯ ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ ಸರಗೂರಿನ ಶ್ರೀಮತಿ ಗೀತಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ನನ್ನ ಹೆಸರು ಗೀತಾ, ನಾನು ಸರಗೂರಿನಿಂದ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರಿನ ಶ್ರೀಮತಿ ಗೀತಾರವರು ಹಾಡಿರುವ ಹಾಡುಗಳು ಹಾಡು ಎಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಎಲ್ಲರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮ ದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಸೆಪ್ಟೆಂಬರ್ 5, 1888 ಭಾರತದ ಮೊದಲ ಉಪಾಧ್ಯಕ್ಷ ಮತ್ತು ಎರಡನೇ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಆಧುನಿಕ ತಮಿಳುನಾಡಿನ ತಿರುತ್ತಣಿಯಲ್ಲಿ ಜನಿಸಿದರು. ರಾಧಾಕೃಷ್ಣನ್ರವರು ಇಂದಿನ ಮದ್ರಾಸ್ ಪ್ರೆಸಿಡೆನ್ಸಿ ತೆಲುಗು ಕುಟುಂಬದಲ್ಲಿ ಜನಿಸಿದರು. ಇವರು 20ನೇ ಶತಮಾನದ ತತ್ವಶಾಸ್ತ್ರ ಮತ್ತು ಧರ್ಮ ಕ್ಷೇತ್ರದಲ್ಲಿ ಅತ್ಯಂತ ಶ್ರೇಷ್ಠ ಭಾರತೀಯ ವಿದ್ವಾಂಸರಲ್ಲಿ ಒಬ್ಬರು. 1962 ಮೊದಲ ಬಾರಿಗೆ ಘೋಷಿಸಲ್ಪಟ್ಟಾಗಿನಿಂದ ಅವರ ಜನ್ಮ ದಿನಾಚರಣೆಯನ್ನು ಭಾರತದಲ್ಲಿ ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. ರಾಧಾಕೃಷ್ಣನ್ರವರು 1906 ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜಿನಿಂದ ತತ್ವಶಾಸ್ತ್ರದಲ್ಲಿ ಎಂಎ ಪದವಿ ಪಡೆದರು. ಅವರು ಎಂಎ ಪದವಿಗಾಗಿ ಅವರ ಪ್ರಬಂಧವು ವೇದಾಂತದ ನೀತಿಶಾಸ್ತ್ರ ಮತ್ತು ಅದರ ಆಧ್ಯಾತ್ಮಿಕ ಪೂರ್ವಭಾವಿಗಳು ಎಂಬ ಶೀರ್ಷಿಕೆಯನ್ನು ಹೊಂದಿತು. ಈ ಪ್ರಬಂಧದಲ್ಲಿ ವೇದಾಂತವು ನೈತಿಕತೆಯ ಕೊರತೆಯನ್ನು ಹೊಂದಿದೆ ಎಂಬ ಆರೋಪದ ವಿರುದ್ಧ ಅವರು ವೇದಾಂತವನ್ನು ಸಮರ್ಥಿಸಿಕೊಂಡರು. ನಿಜಕ್ಕೂ ಡಾಕ್ಟರ್ ರಾಧಾಕೃಷ್ಣನ್ರವರು ಇದನ್ನೇ ಸಮರ್ಥವಾಗಿ ಸಾಧಿಸಿದರು. ವೇದಾಂತದ ಸಮರ್ಪಿತ ವಿದ್ಯಾರ್ಥಿಯಾಗಿದ್ದ ಅವರು ವೇದಾಂತ ಮತ್ತು ಹಿಂದೂ ಧರ್ಮವನ್ನು ಅತ್ಯಂತ ಸಾರ್ವತ್ರಿಕ ಧರ್ಮವೆಂದು ಸ್ಥಾಪಿಸಲು ಪ್ರಯತ್ನಿಸಿದರು. ಇವರು ಹಿಂದೂ ಮತ್ತು ಪಾಶ್ಚಿಮಾತ್ಯ ತತ್ವಶಾಸ್ತ್ರ ಎರಡರಲ್ಲೂ ಪಾಂಡಿತ್ಯ ಪೂರ್ಣ ವಿದ್ವಾಂಸರಾಗಿದ್ದರು. ಸ್ವಾಮಿ ವಿವೇಕಾನಂದರಿಂದ ಇವರು ಆಳವಾಗಿ ಪ್ರಭಾವಿತರಾಗಿದ್ದರು. ಪೂರ್ವ ಮತ್ತು ಪಶ್ಚಿಮದ ವಿದ್ವಾಂಸರು ಅವರನ್ನ ಎರಡು ನಾಗರಿಕತೆಗಳ ನಡುವಿನ ಸೇತುವೆಯ ಜೀವಂತ ಉದಾಹರಣೆ ಎಂದು ಶ್ಲಾಘಿಸಿದರು. ರಾಧಾಕೃಷ್ಣನ್ರವರು ಎಂಸಿಸಿಯಲ್ಲಿ ತತ್ವಶಾಸ್ತ್ರ ವಿಭಾಗದಲ್ಲಿ ಶಿಕ್ಷಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ನಂತರ ಅವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಬೋಧಿಸಿದರು. 1921 ಅವರನ್ನು ಕಲ್ಕತ್ತಾ ವಿಶ್ವವಿದ್ಯಾಲಯದ ಕಿಂಗ್ ಜಾರ್ಜ್ ವಿ ಮಾನಸಿಕ ಮತ್ತು ನೈತಿಕ ವಿಜ್ಞಾನ ಪೀಠಕ್ಕೂ ನೇಮಿಸಲಾಯಿತು. ಈ ಸಮಯದಲ್ಲಿ ತತ್ವಶಾಸ್ತ್ರದ ಬಗ್ಗೆ ತಜ್ಞರಾಗಿ ವಿವಿಧ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ತಮ್ಮ ವಿಶ್ವವಿದ್ಯಾನಿಲಯಗಳನ್ನು ಪ್ರತಿನಿಧಿಸಿದರು. ಇವರು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ

ಉಪನ್ಯಾಸ ನೀಡಿದರು. ಇವರ ಸೇವೆಗಾಗಿ 1931 ಬ್ರಿಟಿಷ್ ಸರ್ಕಾರವು ಅವರಿಗೆ ನೈಟ್ ಪದವಿ ನೀಡಿತು. ಇವರು ಆಂಧ್ರ ವಿಶ್ವವಿದ್ಯಾನಿಲಯದ ಮತ್ತು ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿಯೂ ಸೇವೆಯನ್ನು ಸಲ್ಲಿಸಿದರು. ಇವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ಅವರ ಅತ್ಯಂತ ಪ್ರಸಿದ್ಧ ಕೃತಿ ಆನ್ ಐಡಲಿಸ್ಟ್ ಯೂ ಆಫ್ ಲೈಫ್. ರಾಧಾಕೃಷ್ಣನ್ರವರು ತಮ್ಮ ರಾಜಕೀಯ ವೃತ್ತಿ ಜೀವನವನ್ನು ಪ್ರಾರಂಭಿಸುವ ಮೊದಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧರಾದರು. ಶಿಕ್ಷಣ ತಜ್ಞರು ಮತ್ತು ವಿದ್ವಾಂಸರಾಗಿದ್ದರು. 1931 ಅವರನ್ನ ಲೀಗ್ ಆಫ್ ನೇಷನ್ನ ಬೌದ್ಧಿಕ ಸಹಕಾರ ಸಮಿತಿಗೆ ನಾಮನಿರ್ದೇಶನ ಮಾಡಲಾಯಿತು. ಸ್ವಾತಂತ್ರ್ಯದ ನಂತರ ಇವರು ಯುನೆಸ್ಕೋದಲ್ಲಿ ಭಾರತವನ್ನು ಪ್ರತಿನಿಧಿಸಿದರು ಮತ್ತು ಸಂವಿಧಾನ ಸಭೆಯ ಸದಸ್ಯರಾಗಿಯೂ ಆಗಿದ್ದರು. ಇವರು ಸೋವಿಯತ್ ಒಕ್ಕೂಟದ ರಾಯಭಾರಿಯಾಗಿಯೂ ಸೇವೆ ಸಲ್ಲಿಸಿದರು. 1952 ಇವರು ದೇಶದ ಮೊದಲ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು. 1962 ಅವರು ಭಾರತದ ಎರಡನೇ ರಾಷ್ಟ್ರಪತಿಗಳಾದರು ಮತ್ತು 1967 ಅಧಿಕಾರದಲ್ಲಿದ್ದರು. ಇವರ ಸ್ನೇಹಿತರು ತಮ್ಮ ಹುಟ್ಟುಹಬ್ಬನ ಆಚರಿಸಲು ಬಯಸಿದಾಗ ಅವರು ಆ ದಿನವನ್ನು ಶಿಕ್ಷಕರ ದಿನ ಎಂದು ಆಚರಿಸಬೇಕೆಂದು ತಮ್ಮ ಬಯಕೆಯನ್ನು ವ್ಯಕ್ತಪಡಿಸಿದರು. 1962 ಭಾರತ ಸರ್ಕಾರ ಸೆಪ್ಟೆಂಬರ್ 5 ಶಿಕ್ಷಕರ ದಿನವೆಂದು ಅಧಿಕೃತವಾಗಿ ಘೋಷಿಸಿತು. ಅಂದಿನಿಂದ ಭಾರತದಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರ ಗೌರವಾರ್ಥವಾಗಿ ಈ ದಿನವನ್ನು ಆಚರಿಸುತ್ತಾರೆ. ಅವರ ಮಾತಿನಲ್ಲಿ ಹೇಳುವುದಾದರೆ, ಶಿಕ್ಷಕರು ದೇಶದ ಅತ್ಯುತ್ತಮ ಮನಸ್ಸಿನವರಾಗಿರಬೇಕು. ಇವರು 1954 ಭಾರತ ರತ್ನ ಸೇರಿದಂತೆ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನಾಗಿದ್ದರು. 1963 ಅವರು ಬ್ರಿಟಿಷ್ ರಾಯಲ್ ಆರ್ಡರ್ ಆಫ್ ಮೆರಿಟ್ನ ಗೌರವ ಸದಸ್ಯತ್ವವನ್ನು ಪಡೆದರು. 1989 ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯವು ಅವರ ಸ್ಮರಣಾರ್ಥವಾಗಿ ರಾಧಾಕೃಷ್ಣನ್ ವಿದ್ಯಾರ್ಥಿ ವೇತನವನ್ನು ಸ್ಥಾಪಿಸಿತು. ರಾಧಾಕೃಷ್ಣನ್ರವರು 1967 ಸಾರ್ವಜನಿಕ ಜೀವನದಿಂದ ಹಿಂದೆ ಸರಿದು ಮತ್ತು ಏಪ್ರಿಲ್ 1975 86 ವಯಸ್ಸಿನಲ್ಲಿ ನಿಧನವನ್ನು ಹೊಂದಿದರು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಶಿಕ್ಷಕರ ದಿನಾಚರಣೆ ಕುರಿತು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮ ದಿನಾಚರಣೆ ಹಾಗೂ ಅವರ ಸಾಧನೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಬೆಳಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 43 ರೂಪಾಯಿ, ಪೆನ್ಸಿಲ್ ಬೀನ್ಸ್ 38 ರೂಪಾಯಿ, ಹಸಿಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡಬಲಕಾಯಿ 17 ರೂಪಾಯಿ, ತೊಂಡೆಕಾಯಿ 12 ರೂಪಾಯಿ, ಆಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 7 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 28 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21 ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.

0: ಕಾರ್ಯಕ್ರಮ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 127 ಕುರಿತು ಎಸ್ವಿಓಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಹಳೆ ಸೂರ್ಯ ಹಳೆ ಚಂದ್ರ,
3: ಹಳೆ ಸೂರ್ಯ ಹಳೆ ಚಂದ್ರ,
2: ಹಳೆ ಭೂಮಿ ಹಳೆ ನೀರು,
3: ಹಳೆ ಭೂಮಿ ಹಳೆ ನೀರು,
2: ಹಳೆ ಹಿಮಾಚಲ ಗಂಗೆ,
3: ಹಳೆ ಹಿಮಾಚಲ ಗಂಗೆ,
2: ಹಳೆ ವಂಶ ಚರಿತೆ,
3: ಹಳೆ ವಂಶ ಚರಿತೆ,
2: ಹಳೆಯವು ಇವು,
3: ಹಳೆಯವು ಇವು,
2: ನೀನು ಅದರುಳ್ ಆವುದನ್ನು ಕಳೆದೀಯೋ,
3: ನೀನು ಅದರುಳ್ ಆವುದನ್ನು ಕಳೆದೆಯೋ,
2: ಹಳದು ಹೊಸದರುಳ್ ಇರದೆ ಮಂಕುತಿಮ್ಮ,
3: ಹಳದು ಹೊಸದರುಳ್ ಇರದೆ ಮಂಕುತಿಮ್ಮ.
2: ಇಲ್ಲಿ ಮತ್ತೆ ಡಿವಿಜಿಯವರು ನಮಗೆ ಕಾಣುವ ವಿಶ್ವದ ಪ್ರಾಚೀನತೆಯನ್ನ ಎತ್ತಿ ತೋರಿಸ್ತಾ ಇದ್ದಾರೆ. 140 ಮುಕ್ತಕದಲ್ಲಿ ಋತುಚಕ್ರ ಇತ್ಯಾದಿಗಳೆಲ್ಲ ಹೇಗೆ ಮತ್ತೆ ಮತ್ತೆ ಪುನರಾವರ್ತನೆಯಾಗುತ್ತೆ ಅಂತ ಹೇಳಿದ ನಂತರ ಪುನರಾವರ್ತನೆ ನಮ್ಮ ಕಣ್ಣಿಗೆ ಕಾಣದಂತೆ ಸದಾಕಾಲ ಒಂದೇ ರೀತಿ ಇರುವಂಥ ವಸ್ತುಗಳು ಕೂಡ ಕೆಲವಿವೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಉದಾಹರಣೆಗೆ ಸೂರ್ಯ, ನಾನು ಹುಟ್ಟಿದಾಗಿಂದ ಸೂರ್ಯ ಹಂಗೆ ಇದ್ದಾನೆ, ಅವನೇನು ಬದಲಾಗಿರೋದು ನನಗೆ ಕಾಣಿಸ್ತಾ ಇಲ್ಲ. ಚಂದ್ರ ಹಂಗೆ ಇದ್ದಾನೆ, ಅವನೇನು ಬದಲಾಗಿಲ್ಲ. ಭೂಮಿನೂ ಅಷ್ಟೇ. ನೀರು ನಾವು ಹೇಳುವಂಥದ್ದು ಭೂಮಿ ಸೃಷ್ಟಿಯಾದಾಗ ಪ್ರಪಂಚದ ಭೂಮಿಯ ಮೇಲೆ ಏನು ನೀರಿತ್ತೋ, H2O ಕೆಮಿಕಲ್ ಫಾರ್ಮುಲಾ H2O ಏನಿತ್ತೋ ಅದು H2O ಆಗಿ ಇವತ್ತಿನವರೆಗೂ ಮುಂದುವರ್ತ್ಕೊಂಡು ಹೋಗ್ತಾ ಇದೆ. ಎಷ್ಟೋ ಬಿಲಿಯನ್ ವರ್ಷಗಳ ಹಿಂದೆ ಆದಂಥದ್ದು, ಅದೇನು ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ, ರೂಪಾಂತರವಾಗಿರ್ಬೋದು. ನೀರು ಹಾಗೇ ಇದೆ. ಹಾಗೆ ಹಿಮಾಲಯ ಪರ್ವತಗಳು ಅದೆಷ್ಟೋ ಕೋಟಿ ವರ್ಷಗಳ ಹಿಂದೆ ಅವು ಫಾರ್ಮ್ ಆದದ್ದು, ಅದಿನ್ನೂ ಹಾಗೆ ನಿಂತಿವೆ. ಸೊ ಹೀಗೆ ನಾವು ನೋಡಿದಂತೆ ಕೆಲವು ವ್ಯತ್ಯಾಸನೇ ಆಗಿಲ್ಲ, ಕೆಲವು ಹಾಗೆಯೇ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಎಲ್ಲಕ್ಕೂ ಹಾಗೇನಾ ಅಂತಂದರೆ ಎಲ್ಲವೂ ಅದೇ ರೀತಿ ಇರಲ್ಲ. ಯಾಕೆ, ನಾವು ಹಿಂದಿನ ಮುಕ್ತಕದಲ್ಲಿ ನೋಡಿದ್ವಿ ಬದಲಾವಣೆ ಆಗ್ತಾನೆ ಇರುತ್ತೆ ಅಂತ. ಸೊ ಆ ಬದಲಾವಣೆಯನ್ನು ನಾವು ಈ ಹಳೆದು ಅದೇ ರೀತಿಯೇ ಇರೋವಂಥ ವಸ್ತುಗಳ ಜೊತೆ ಹೇಗೆ ನಾವು ಅನ್ವಯಗೊಳಿಸುವಂಥದ್ದು, ಕೆಲವುದನ್ನು ಹೇಳ್ತೀವಿ ಯಾವಾಗಿಂದ ಹಂಗೆ ಇದೆಯಪ್ಪ ಅದೇನು ಚೇಂಜೇ ಆಗಲ್ಲ, ಕೆಲವುದನ್ನು ಹೇಳ್ತೀವಿ ಇಲ್ಲ ಇಲ್ಲ ಅದು ನಿತ್ಯ ಚೇಂಜ್ ಆಗ್ತಾ ಇರುತ್ತೆ. ಹಿಂದೆ ಕೂಡ ನಾವು ಒಂದು ಇದನ್ನು ಕೇಳಿದ್ವಿ, ಚಿರ ಪುರಾತನ ನಿತ್ಯ ನೂತನ, ಬಹಳ ಹಳೆಯದು ಯಾವಾಗಲೂ ಹಾಗೆ ಇತ್ತು ಮತ್ತು ಯಾವಾಗಲೂ ಹೊಸದು ಕೂಡ ಆಗ್ತಾ ಇರುತ್ತೆ. ಸೊ ಈ ಒಂದು ದ್ವಂದ್ವ, ಸೊ ಇದೇ ವಿಶ್ವದ ಒಂದು ಸೌಂದರ್ಯ. ಸೊ ಹಾಗೆ ಅಷ್ಟೆಲ್ಲ ಹಳೇದು ಇದೆ ಅನ್ನೋದೇ ಆದರೆ ಇನ್ನು ಹೊಸದು ಏನು ಬಂತು ಅಂತ ಬರುತ್ತೆ. ಸಿಂಪಲ್ ವಿಚಾರಗಳನ್ನು ನಾವು ಜೀವನದ ಕೆಲವು ಸಿಂಪಲ್ ವಿಚಾರಗಳನ್ನು ತಗೊಂಡಾಗ ಹೊಸದು ಕೆಲವು ನಮಗೆ ಕಾಣಿಸುತ್ತೆ. ಈಗ ಉದಾಹರಣೆಗೆ ನಾವು ಯಾರೋ ಒಂದು ಹೊಸ ಮೊಬೈಲ್ ಫೋನ್ ತೊಗೊಂಡಿರ್ಬೋದು. ಓ ಮೊಬೈಲ್ ಫೋನ್ ಇದೇನಿದು, ಇದು ಮೊಬೈಲ್ ಫೋನ್, ಇದು ಯಾವಾಗಿಂದು ಇದು ಹೊಸದು, ಹೊಸದು ಯಾವುದು, ಎಂತಪ್ಪ ಯಾವಾಗಪ್ಪ ತೊಗೊಂಡೆ ಅಂತಂದರೆ ಕೆಲವರು ಹೇಳ್ತಾರೆ ನಾನು ಹೋದ ತಿಂಗಳು ತೊಗೊಂಡೆ ಇದು ಹೊಸದು. ಸರಿ, ಬೈಕು ಹೊಸ ಬೈಕು ಯಾವಾಗಪ್ಪ ತೊಗೊಂಡೆ ಅಂದರೆ ಹೋದ ತಿಂಗಳೇನು ಬೇಕಾಗಿಲ್ಲ, ಹೋದ ವರ್ಷ ತೊಗೊಂಡಿದ್ರು ಇನ್ನೂ ಹೊಸದೇ ಅದು ಅಲ್ವಾ. ಸೊ ಈಗ ಮೊಬೈಲ್ಗೂ ಬೈಕ್ಗೂ ಒಂದು ಸ್ವಲ್ಪ ಕಾಲದಲ್ಲಿ ವ್ಯತ್ಯಾಸ ಬಂತು. ಮನೆ ಕಟ್ಕೊಂಡ್ವಿ, ಹೊಸ ಮನೆ ಕಟ್ಕೊಂಡ್ವಿ, ಅದು ಎಷ್ಟು ವರ್ಷ ಹೊಸದಾಗಿರುತ್ತೆ, ಒಂದು ತಿಂಗಳಿಗೆ ಏನು ಹಳೇದಾಗ್ಬಿಡಲ್ಲ, ಒಂದು ವರ್ಷಕ್ಕೂ ಏನು ಹಳೇದಾಗ್ಬಿಡಲ್ಲ, ತಿರ್ಗಾ ಹೊಸ ಮನೆ ನಾವು ಜೀವನದಲ್ಲಿ ಕಟ್ತೀವೋ ಕಟ್ಟೋದೇ ಇಲ್ವೋ. ಸೊ ಹಾಗಾಗಿ ಹೊಸ ಮನೆ ಅನ್ನೋದು ಅದು ಹೊಸ ಮನೆಯೇ. ಸೊ ಹಾಗೆ ಕೆಲವು ವಿಚಾರಗಳಿಗೆ

ನಾವು ಬೇರೆ ಬೇರೆ ಕಾಲಮಿತಿಗಳನ್ನು ಹಾಕ್ತೀವಿ. ಹಾಗೆ ನಮ್ಮ ದೃಷ್ಟಿಕೋನದಲ್ಲಿ, ನಮ್ಮ ಜೀವಿತಾವಧಿಯ ದೃಷ್ಟಿಯಲ್ಲಿ ಶಾಶ್ವತವಾಗಿ ಉಳಿಯುವಂಥ ಕೆಲವು ವಸ್ತುಗಳಿರುತ್ತವೆ, ಕೆಲವು ಬಂದು ಹೋಗುವಂಥ ವಸ್ತುಗಳಿರುತ್ತವೆ, ಹೊಸದಾಗಿ ಬರುವಂಥ ವಸ್ತುಗಳಿರುತ್ತವೆ. ಸೊ ಅಲ್ಲಿ ಹೊಸ ಮನೆ ಉದಾಹರಣೆ ತಗೋಣ. ಹೊಸ ಮನೆ ಕಟ್ಕೊಂಡಾಗ ನಮ್ಮಲ್ಲಿ ಎಲ್ರಿಗೂ ಒಂಥರದ ಅಹಂಕಾರ ಬಂದಿರುತ್ತೆ. ಹಾ, ನಾನು ಹೊಸ ಮನೆ ಕಟ್ಟಿದೆ, ನಾನು ಕಟ್ಕೊಂಡೆ. ಬಹುಶಃ ಆ ವ್ಯಕ್ತಿಯ ಅಪ್ಪ ಅಮ್ಮ ಕಟ್ಟಿರಲಿಲ್ವೋ ಏನೋ ಅಂತ ಅಂದ್ಕೊಳ್ಳೋಣ. ಅವಾಗ ಅವನಿಗೇನು ಅನಿಸುತ್ತೆ, ಓಹ್ ನಮ್ಮ ಅಪ್ಪ ಅಮ್ಮ ಕಟ್ಟಿರಲಿಲ್ಲ, ನಾನು ಕಟ್ಟಿದೆ ಹೊಸ ಮನೆ, ನೋಡಿ ಕಟ್ಟಿದ್ದೀನಿ ನಾನು, ನಮ್ಮ ಮನೆಯವ್ರು ಯಾರೂ ಕಟ್ಟದೇ ಇರೋವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಸೊ ಆ ರೀತಿ ಏನೋ ಒಂದು ಹೊಸದನ್ನು ಮಾಡಿದಾಗ ನಮ್ಮಲ್ಲಿ ಆ ಭಾವನೆ ಬರೋದು ಸ್ವಾಭಾವಿಕ, ಬಂದ್ಬಿಡುತ್ತೆ. ನಾನು ಮಾಡಿದೆ ಇದು, ಯಾರಿಗೂ ಗೊತ್ತಿಲ್ಲದೆ ಇರೋವಂಥ ವಸ್ತುವನ್ನು ನಾನು ಕಂಡುಹಿಡಿದೆ, ನಾನು ಸಾಧಿಸಿದೆ. ಈ ಜನರೇಷನ್ ಗ್ಯಾಪ್ ಅಂತ ಕರಿತೀವಿ. ಅಂದರೆ ಯಾವಾಗಲೂ ಕೂಡ ತಂದೆ ತಾಯಿಯರಿಗೆ ಅವ್ರ ಮಕ್ಕಳನ್ನು ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ ಅಂತೆ. ಮಕ್ಕಳು ಹದಿಹರೆಯನ್ನು ದಾಟ್ತಾ ಇದ್ದಂಗೆ ಅವರು ಪ್ರಪಂಚವನ್ನು ನೋಡುವಂಥ ದೃಷ್ಟಿಕೋನವೇ ಬದಲಾಗ್ತಾ ಹೋಗ್ಬಿಡುತ್ತೆ. ಅವ್ರಿಗೆ ಅಪ್ಪ ಅಮ್ಮಂದ್ರ ಬಗ್ಗೆ ಅನಿಸುತ್ತೆ, ಅಥವಾ ಅವ್ರ ಅಜ್ಜಿ ತಾತಂದ್ರ ಬಗ್ಗೆ ಅನಿಸುತ್ತೆ, ನೀವೆಲ್ಲ ಹಳೆ ಕಾಲದವರು, ನಿಮ್ಮ ವಿಚಾರಗಳೆಲ್ಲ ಗೊಡ್ಡು ವಿಚಾರಗಳು, ಅವೆಲ್ಲ ಏನು ಪ್ರಯೋಜನ ಇಲ್ಲ, ಈಗ ಹೊಸ ವಿಚಾರಗಳು ಬಂದಿವೆ. ಅದು ಈಗಲೂ ಕೂಡ ನಾವು ಅದನ್ನು ನೋಡ್ತಾ ಇದ್ದೀವಿ ಅಲ್ವಾ. ಸೊ ಅದು ಎಲ್ಲ ಕಾಲದಲ್ಲೂ ಇದ್ದದ್ದೇ, ಅದೇನು ಹೊಸದಲ್ಲ. ಇವಾಗ ಜೆನ್ ಝಿ ಅಂತ ಕರಿತೀವಿ ಅಲ್ವಾ, ಜೆನ್ ಝಿ. ಸೊ ಜೆನ್ ಝಿಯ ಒಂದು ದೃಷ್ಟಿಕೋನವೇ ಬೇರೆ. ಅವರು ಹೊಸ ವಿಚಾರಗಳನ್ನು ತಮ್ಮದಾಗಿಸ್ಕೊಳ್ತಾರೆ, ಹಳೆಯದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಸತ್ಯಾಂಶ ಏನಪ್ಪ ಅಂತಂದರೆ, ಇದು ಜೆನ್ ಝಿಯ ಒಂದು ವಿಶೇಷತೆ ಏನಲ್ಲ. ನಾವು ಚಿಕ್ಕವರಾಗಿದ್ದಾಗ ನಮ್ಮ ತಂದೆ ತಾಯಿಯರು ನಮ್ಮ ಬಗ್ಗೆನೂ ಹಿಂಗೆ ಹೇಳ್ತಾ ಇದ್ರು. ನಮ್ಮ ತಂದೆ ತಾಯಿಯರು ಚಿಕ್ಕವರಾಗಿದ್ದಾಗ ಅವ್ರ ತಂದೆ ತಾಯಿಯರು ಅವ್ರಿಗೆ ಬಹುಶಃ ಹಿಂಗೆ ಹೇಳಿದ್ರು. ಸೊ ಹೀಗೆ ನಾವು ಇತಿಹಾಸವನ್ನು ನೋಡ್ತಾ ಹೋದರೆ ಸಾಕ್ರೆಟಿಸ್ ಹೇಳಿರೋವಂಥ ಕೆಲವು ಮಾತುಗಳಿವೆ, ಅವು ಕೂಡ ಇವತ್ತಿನ ಸನ್ನಿವೇಶದಲ್ಲಿ ನಾವು ಜೆನ್ ಝಿ ಬಗ್ಗೆ ಏನು ಹೇಳ್ತೀವೋ ಅದಕ್ಕೆ ಅನ್ವಯ ಆಗೋ ರೀತಿಯಲ್ಲೇ ಇದೆ. ಸೊ ಆ ಜನರೇಷನ್ ಗ್ಯಾಪ್ ಅನ್ನೋದು ಅದು ಇವತ್ತಿಂದು ನಿನ್ನೆ ಮೊನ್ನೆದಲ್ಲ, ಬಹಳ ಕಾಲದಿಂದ ಇರೋವಂಥದ್ದೇ. ಅದು ಯಾಕೆ ಹಾಗಾಗುತ್ತೆ ಅಂತಂದರೆ, ಒಂದು ಕಾಲಘಟ್ಟದಲ್ಲಿ ನಮ್ಮೆಲ್ಲರಿಗೂ ಆ ಒಂದು ಭಾವನೆ ಬರುವಂಥದ್ದು ಸಹಜ, ನಾನು ಮಾಡ್ತಾ ಇದ್ದೀನಿ, ನಾನು ಸಾಧಿಸ್ತಾ ಇದ್ದೀನಿ. ಸೊ ನನ್ನತನವನ್ನು ಪ್ರಪಂಚಕ್ಕೆಲ್ಲ ತೋರಿಸ್ಕೊಳ್ಬೇಕು ಅನ್ನೋಂಥ ಒಂದು ಉತ್ಕಟವಾದಂಥ ಒಂದು ಒಳಗಡೆಯಿಂದ ಬರೋ ಒಂದು ಒದ್ಕೊಂಬರೋಂಥ ಪ್ರೇರಣೆ ಇರುತ್ತೆ. ನಾನು ಸಾಧಿಸಿದ್ದೀನಿ ಅಂತ ತೋರಿಸ್ಕೋಬೇಕು, ನನ್ನತನವನ್ನು ನಾನು ಸ್ಥಾಪಿಸ್ಕೋಬೇಕು ಅಂತ. ಅದರ ಒಂದು ಹುಮ್ಮಸ್ಸಿನಲ್ಲಿ ನಾವು ಅನೇಕ ವಿಷಯಗಳನ್ನು ಮರೆತು ಬಿಡ್ತೀವಿ. ಈಗ ಮನೆ ನಾನು ಕಟ್ಟಿದ್ದೀನಿ ಅಂತಂದರೆ ಬಹುಶಃ ಅದು ಸೈಟ್ ಬೇರೆ ಯಾರೋ ಕೊಟ್ಟರೋ ಏನೋ, ನಮ್ಮಪ್ಪ ಮಾಡಿದ ಸೈಟಲ್ಲಿ ನಾನು ಮನೆ ಕಟ್ಟಿರಬಹುದು. ಸೊ ಸೈಟ್ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ, ಅದೂ ನಾನೇ ತೊಗೊಂಡಿದ್ದೀನಿ ಅಂತಲೇ ಅಂದ್ಕೊಳ್ಳೋಣ. ಈಗ ಮನೆ ಕಟ್ಟಬೇಕಾದ್ರೆ ನಾನು ಏನು ತೊಗೊಂಡಪ್ಪ, ನಾನು ಇಟ್ಟಿಗೆ ಬಂತು, ರೈಟ್, ಇಟ್ಟಿಗೆಯನ್ನು ಬಳಸಿದೆ. ಆ ಇಟ್ಟಿಗೆ ಎಲ್ಲಿಂದ ಬಂತು, ಅದು ಮಣ್ಣಿನಿಂದಲೇ, ಅದು ಹಳೆಯದೇ, ಹಳೆ ಭೂಮಿಯಿಂದ ಹೊಸ ಇಟ್ಟಿಗೆಯನ್ನು ತಯಾರು ಮಾಡಿ ನಾನು ಹೊಸ ಮನೆ ಕಟ್ಕೊಂಡಿದ್ದೀನಿ. ಅದನ್ನು ಕ್ಯೂರಿಂಗ್ ಮಾಡಬೇಕಾದ್ರೆ ನೀರು ತೊಗೊಂಡಲ್ಲ, ನೀರು, ಅದು ಎಲ್ಲಿಂದ ಬಂತಪ್ಪ, ಹಳೆ ನೀರು. ಸೊ ಹೀಗೆ ನಾವು ಲೆಕ್ಕ ಹಾಕ್ತಾ ಹೋದಾಗ ಹಳೆಯದನ್ನೇ ನಾನು ಹೊಸ ರೂಪದಲ್ಲಿ ಕಟ್ತಾ, ಇದು ನನ್ನದು, ಇದನ್ನು ನಾನು ಮಾಡಿದೆ ಅಂತ ಅಂದ್ಕೊಳ್ಳೋಂಥ ಒಂದು ದುರಹಂಕಾರದ ಹಂತವನ್ನು ನಾನು ತಲುಪಿಬಿಡ್ತೀನಿ. ಅದು ನಿತ್ಯ ಜೀವನದಲ್ಲಿ ಮಾತ್ರ ಅಲ್ಲ, ನಾವು ಯಾವ ಆವಿಷ್ಕಾರವನ್ನು ತಗೊಂಡ್ರೂ ಕೂಡ ಅದೇ ರೀತಿಯೇ ಇರುತ್ತೆ. ಅದನ್ನು ಪೂರ್ವ ಸೂರಿಗಳು ಅಂತ ಕರಿತೀವಿ. ಬಹಳ ಸುಂದರವಾದಂಥ ಒಂದು ಪದ ಅದು, ಪೂರ್ವ ಸೂರಿಗಳು. ಕಾಳಿದಾಸ ಹೇಳ್ತಾನೆ, ಪೂರ್ವ ಸೂರಿಗಳ ಒಂದು ಸ್ಫೂರ್ತಿಯ ಮೇಲೆ, ಅವರು ಕೊಟ್ಟಂಥ ಮಾರ್ಗದರ್ಶನದ ಮೇಲೆ ನಾನು ನನ್ನ ಕಾವ್ಯಗಳನ್ನು ರಚನೆ ಮಾಡಿದ್ದೀನಿ. ಕಾಳಿದಾಸನಂಥ ಮಹಾನ್ ವ್ಯಕ್ತಿ ಹೇಳ್ತಾನೆ, ಹಿಂದಿನವ್ರು ಹೇಳಿರೋದ್ರಿಂದ ನನಗೆ ಮಾಡೋದಕ್ಕಾಯಿತು. ನ್ಯೂಟನ್ ಯಾವುದೋ ಕೆಲವು ಆವಿಷ್ಕಾರಗಳನ್ನು ಮಾಡ್ದ ಅಂತಂದರೆ ನ್ಯೂಟನ್ ತಾನಾಗಿಯೇ ಏನೋ ಮಾಡಿಬಿಟ್ನ ಅಂತಂದರೆ, ಇಲ್ಲ, ನ್ಯೂಟನ್ ಹೇಳ್ತಾನೆ, ಗೆಲಿಲಿಯೋ ಹೇಳಿದ್ದ ಅಥವಾ ಇನ್ಯಾರೋ ಹೇಳಿದರು, ಅದನ್ನು ನಾನು ಮುಂದುವರಿಸ್ಕೊಂಡು ಬಂದೆ, ಅದನ್ನು ಅಲ್ಲೇ ನಿಂತು ಹೋಯ್ತಾ ಅಂದರೆ, ಇಲ್ಲ, ನ್ಯೂಟನ್ ಆದ ನಂತರ ಇನ್ನೊಂದಷ್ಟು ಜನ ಬಂದರು, ಅವರು ಅದನ್ನು ಮುಂದುವರಿಸ್ಕೊಳ್ತಾ ಹೋದರು. ಐನ್ಸ್ಟೀನ್ ಒಂದು ಮಹತ್ವಾದಂಥ ಸಿದ್ಧಾಂತವನ್ನು ಮುಂದಿಟ್ಟ, ಅಲ್ಲಿಗೆ ನಿಂತು ಹೋಯ್ತಾ, ತಾನೇ ಏನೋ ಮಾಡಿದ್ನ, ಇಲ್ಲ, ಹಿಂದಿನವರನ್ನು ಆಧರಿಸಿ ಪರಿಷ್ಕರಣೆ ಮಾಡ್ದ. ಐನ್ಸ್ಟೀನ್ ಮಾಡಿದ್ದನ್ನು ಪರಿಷ್ಕರಣೆಗೊಳಿಸ್ತಾ ಇನ್ನೊಂದಷ್ಟು ಜನ ಏನೇನೋ ಮಾಡಿದರು. ಸೊ ಹಾಗೆ ಹೊಸದು ಬಂದರೂ ಕೂಡ ಅದು ಹಳೆಯದರ ಆಧಾರದ ಮೇಲೆಯೇ ನಿಲ್ಲುವಂಥದ್ದು. ನಾವು ಏನೇ ಹೊಸದು ಮಾಡಿದರೂ ಅದರಲ್ಲಿ ಹಳೆಯದು ಇಲ್ಲದೇ ಇರೋದಕ್ಕೆ ಸಾಧ್ಯವಿಲ್ಲ. ಸೊ ಹಳತು ಹೊಸತರೊಳ್ ಇರದೆ ಮಂಕುತಿಮ್ಮ. ಸೊ ನಾವು ಏನೇ ಮಾಡಿದರೂ ಕೂಡ ನಮ್ಮ ಒಂದು ವಿನಮ್ರ ಭಾವದಿಂದ ನಮ್ಮ ಪೂರ್ವ ಸೂರಿಗಳನ್ನು ನಾವು

0: ನೆನಪಿಸ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಇದಕ್ಕೆಲ್ಲ ಪೂರಕವಾಗಿರುವಂತಹ ಅದೇ ಇಷ್ಟೆಲ್ಲ ಹಳೇದು ಹೇಳಿದ್ರಲ್ಲ, ಹಳೆ ಸೂರ್ಯ, ಹಳೆ ಚಂದ್ರ, ಹಳೆ ಭೂಮಿ, ಹಳೆ ನೀರು, ಹಳೆ ಹಿಮಾಚಲ ಗಂಗೆ. ಸೊ ಅದರ ಒಂದು ಪ್ರತೀಕವಾಗಿ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇರುವಂಥ ಪ್ರಕೃತಿಯ ಎಲ್ಲ ಅಂಶಗಳನ್ನು ನಾವು ಗೌರವಪೂರ್ವಕವಾಗಿ ಆಧಾರದಿಂದ ನೋಡೋದಕ್ಕೆ ಪ್ರಾರಂಭ ಮಾಡಿದಾಗ ಆಗ ನಮ್ಮ ಜೀವನದಲ್ಲಿ ನಾವು ಸಾರ್ಥಕತೆ ತರೋದಕ್ಕೆ ಸಾಧ್ಯವಾಗುತ್ತೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 127 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಸೆಪ್ಟೆಂಬರ್ ತಿಂಗಳ 5ನೇ ತಾರೀಕಿನ ಶನಿವಾರ, ಬನ್ನಿ ಇವತ್ತಿನ ಪ್ರಮುಖಾಂಶಗಳನ್ನು ತಿಳಿಯೋಣ. ಸಾಲಮನ್ನಕ್ಕೆ ನಿಯೋಗ, ಕಕ್ಷೆಗೆ ಸೇರಿದ ಭೂವೀಕ್ಷಣೆ ಉಪಗ್ರಹ, ಬಸ್ ಪ್ರಯಾಣ ದರ ಶೀಘ್ರ ಹೆಚ್ಚಳ, ಬರ ಬೆಳೆ ನಷ್ಟ 122 ಕೋಟಿ, ಅಭಿಮನ್ಯುವಿಗೆ ನಿಶಾನೆ ಆನೆ ಗೌರವ, 33 ಮಂದಿಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ, 41 ಶಿಕ್ಷಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ, ಮಳೆ ಕೊರತೆ ಮೋಡ ಬಿತ್ತನೆಗೆ ಚಾಲನೆ, ಮತ್ತೊಮ್ಮೆ ನಿದ್ದೆಗೆಟ್ಟ ಜ್ವರ, ಪ್ರಶಸ್ತಿ ಡಬಲ್ ನತ ಶ್ರೀನಿತಿ, ಸೆಮಿಫೈನಲ್ಗೆ ಸಾತ್ವಿಕ್ ಚಿರಾಗ್, ಅಧ್ಯಕ್ಷ ಇವಲನ್ ತಂಡ ಜಯವೇರಿ, ಟ್ರೋಫಿ ಅನಾವರಣಕ್ಕೆ ದಿಗ್ಗಜರ ಮೆರುಗು, ಹರ್ಪಿನ್ ಪಡೆಗೆ ಪಾಕ್ ಸವಾಲು, ಚಿನ್ನದ ಪದಕದೊಂದಿಗೆ ದೇಶಕ್ಕೆ ವಾಪಸ್. ಪ್ರಮುಖಾಂಶಗಳ ವಿವರಣೆ. ಸಾಲ ಮನ್ನಕ್ಕೆ ನಿಯೋಗ. ಬೆಂಗಳೂರು, ಮಳೆ ಕೊರತೆಯ ಕಾರಣದಿಂದ ರಾಜ್ಯ ಮಟ್ಟದಲ್ಲಿ ಬರದ ಛಾಯೆ ಆವರಿಸಿದ್ದು ಬೆಳೆ ನಷ್ಟದಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರ ಸಾಲ ಮನ್ನಾ ಮಾಡಲು ನೆರವು ಕೋರಿ ಕೇಂದ್ರ ಸರ್ಕಾರದ ಬಳಿ ಸರ್ವಪಕ್ಷ ನಿಯೋಗ ಕಳೆದುಕೊಂಡು ಹೋಗಲು ರಾಜ್ಯ ಸರ್ಕಾರ ಮುಂದಾಗಿದೆ. ಕಕ್ಷಿಗೆ ಸೇರಿದ ಭೂವೀಕ್ಷಣೆ ಉಪಗ್ರಹ ಶ್ರೀಹರಿಕೋಟ, ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ಭೂವೀಕ್ಷಣೆ ಉಪಗ್ರಹವನ್ನು ಶ್ರೀಹರಿಕೋಟದಿಂದ ಶುಕ್ರವಾರ ಯಶಸ್ವಿಯಾಗಿ ಉಡಾಯಣ ಮಾಡಲಾಗಿದೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಅಂದರೆ ಇಸ್ರೋ ತಿಳಿಸಿದೆ. ಬಸ್ ಪ್ರಯಾಣ ದರ ಶೀಘ್ರವೇ ಹೆಚ್ಚಳ. ಬೆಂಗಳೂರು, ಸಾಮಾನ್ಯ ಜನರಿಗೆ ತೊಂದರೆಯಾಗದಂತೆ ಸಾರಿಗೆ ನಿಗಮಗಳ ಬಸ್ ಪ್ರಯಾಣ ದರವನ್ನು ಶೀಘ್ರದಲ್ಲೇ ಹೆಚ್ಚಳ ಮಾಡಲಾಗುವುದು ಎಂದು ಸಾರಿಗೆ ಸಚಿವ ಬೈರತಿ ಸುರೇಶ್ ಅವರು ಹೇಳಿದ್ದಾರೆ. 8 ತಿಂಗಳಲ್ಲಿ ಕೇಂದ್ರ ಸರ್ಕಾರ ತೈಲೋತ್ಪನ್ನ ದರಗಳನ್ನು ಹಲವು ಬಾರಿ ಹೆಚ್ಚಳ ಮಾಡಿದೆ, ಆದರೂ ನಾವು ಬಸ್ ಪ್ರಯಾಣ ದರವನ್ನು ಹೆಚ್ಚಳ ಮಾಡಿಲ್ಲ. ಆದ್ದರಿಂದ ನಮ್ಮ 4 ಸಾರಿಗೆ ನಿಗಮಗಳಿಗೆ 1,000,000,000,000 ರೂಪಾಯಿ ನಷ್ಟವಾಗುತ್ತಿದೆ ಎಂದು ಹೇಳಿದ್ದಾರೆ. ಬರ ಬೆಳೆ ನಷ್ಟ 122 ಕೋಟಿ. ಮೈಸೂರು ಬರಗಾಲದಿಂದಾಗಿ ಜಿಲ್ಲೆಯ ಕೃಷಿ ಕ್ಷೇತ್ರ ತೀವ್ರವಾಗಿ ನಲುಗಿದ್ದು ರಾಷ್ಟ್ರೀಯ ವಿಪತ್ತು ಪತ್ರಿಕೆ ನಿಧಿ ಮಾರ್ಗಸೂಚಿಯ ಪ್ರಕಾರವೇ 122 ಕೋಟಿ ನಷ್ಟ ಉಂಟಾಗಿರುವುದು ಅಂದಾಜಿಸಲಾಗಿದೆ. ಪೂರ್ವ ಮುಂಗಾರು ಹಾಗೂ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆಯಾದ ಪ್ರದೇಶವು ಶೇಕಡಾ 56.49% ಮಾತ್ರ ದರದಲ್ಲಿ, ಇದರಲ್ಲಿ ಶೇಕಡಾ 50% ಬೆಳೆಗಳು ಒಣಗಿವೆ. ಅಭಿಮನ್ಯು ಆನೆಗೆ ನಿಶಾನೆ ಗೌರವ. ಮೈಸೂರು ಅಂಬಾರಿ ಹೊರುವ ಹೊಣೆಯಿಂದ ನಿವೃತ್ತರಾಗಿರುವ ಕ್ಯಾಪ್ಟನ್ ಅಭಿಮನ್ಯು ದಸರಾ ಜಂಬೂ ಸವಾರಿಯಲ್ಲಿ ನಿಶಾನೆ ಆನೆಯಾಗಿ ಭಾಗವಹಿಸಲಿದೆ. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿರವರ ಸೂಚನೆ ಬಳಿಕ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿ ಮತ್ತು ಮುಖ್ಯ ವನ್ಯಜೀವಿ ವಾರ್ಡನ್ ಕುಮಾರ್ ಪುಷ್ಕರ್ ಈ ಸಂಬಂಧ ಆದೇಶ ಹೊರಡಿಸಿದ್ದಾರೆ. 33 ಮಂದಿಗೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ. ಮೈಸೂರು ಶಾಲಾ ಶಿಕ್ಷಣ ಇಲಾಖೆಯಿಂದ ನೀಡಲಾಗಿರುವ 2026 ಸಾಲಿನ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕಾರವನ್ನು ಪಟ್ಟಿ ಪ್ರಕಟಿಸಲಾಗಿದೆ. ಪ್ರತಿ ಶಿಕ್ಷಣ ಬ್ಲಾಕ್ನಿಂದ 3 ಶಿಕ್ಷಕರಂತೆ ಒಟ್ಟು 33 ಮಂದಿಯನ್ನು, ಅಂದರೆ ಕಿರಿಯ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಮೈಸೂರು ದಕ್ಷಿಣ ಮತ್ತು ಉತ್ತರ ಬ್ಲಾಕ್ಗಳಲ್ಲಿ 2025-26 ಸಾಲಿನಲ್ಲಿ ನಿವೃತ್ತರಾದ 99 ಶಿಕ್ಷಕರನ್ನು ಅಭಿನಂದಿಸಲಾಗಿದೆ. 41 ಶಿಕ್ಷಕರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ. ಬೆಂಗಳೂರು ಪ್ರೌಢ ಪ್ರಾಥಮಿಕ ಶಾಲೆಗಳ ಒಟ್ಟು 31 ಶಿಕ್ಷಕರು, ಪದವಿ ಪೂರ್ವ ಕಾಲೇಜಿನ 2 ಪ್ರಾಂಶುಪಾಲರು ಹಾಗೂ 8 ಉಪನ್ಯಾಸಕರನ್ನು 2026-27 ಸಾಲಿನ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಪ್ರಶಸ್ತಿಯು ತಲಾ 25,000 ನಗದು ಒಳಗೊಂಡಂತೆ ವಿಧಾನಸೌಧದ ಬ್ಯಾಂಕ್ವೈಟ್ ಹಾಲ್ನಲ್ಲಿ ಸೆಪ್ಟೆಂಬರ್ 5 ಸಂಜೆ ನಡೆಯಲಿರುವ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಮಳೆ ಕೊರತೆ ಮೋಡ ಬಿತ್ತನೆಗೆ ಚಾಲನೆ. ಬೆಂಗಳೂರು ಮಳೆ ಕೊರತೆ ಮತ್ತು ಬರದ ಸ್ಥಿತಿಯನ್ನು ಎದುರಿಸುವ ಉದ್ದೇಶದಿಂದ ಸರ್ಕಾರ

ಆರಂಭಿಸಿರುವ ಮೋಡ ಬಿತ್ತನೆ ಕಾರ್ಯಾಚರಣೆಗೆ ಜಲಸಂಪನ್ಮೂಲ ಸಚಿವ ಎನ್ ಚಲುವ ನಾರಾಯಣ ಸ್ವಾಮಿರವರು ಚಾಲನೆ ನೀಡಿದ್ದಾರೆ. ಮತ್ತೊಮ್ಮೆ ನಿದ್ದೆಗೆಟ್ಟ ಜ್ವರ. ನ್ಯೂಯಾರ್ಕ್ ಮೊದಲ ಸುತ್ತಿನಲ್ಲಿ ಸೋಲಿನ ಸುಳಿವಿನಿಂದ ಬಚಾವಾಗಿದ್ದ ಅಗ್ರ ಶ್ರೇಯಾಂಕದ ಅಲೆಕ್ಸಾಂಡರ್ ಜ್ವರೇವ್ ರವರು ಎರಡನೇ ಸುತ್ತಿನಲ್ಲಿ ಫ್ರಾನ್ಸ್ನ ಕ್ವಾತ್ ಅಲಿಸ್ ವಿರುದ್ಧ ಗೆಲ್ಲಲು ಮತ್ತೆ 5 ಸೆಟ್ಗಳ ಸುದೀರ್ಘ ಪಂದ್ಯ ಆಡಬೇಕಾಯಿತು. ಅಮೆರಿಕ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ನಲ್ಲಿ ಗುರುವಾರ ಕೆಲವು ಅಚ್ಚರಿಯ ಫಲಿತಾಂಶಗಳ ನಡುವೆ ಜರ್ಮನಿಯ ಜ್ವರೇವ್ ಮೂರನೇ ಸುತ್ತಿಗೆ ತಲುಪಿದರು. ಪ್ರಶಸ್ತಿ ಡಬಲ್ ದತ್ತ ಶ್ರೀನಿತಿ. ಬೆಂಗಳೂರು ಸ್ಥಳೀಯ ಪ್ರತಿಭೆ ಶ್ರೀನಿತಿ ಚೌಧರಿ ರವರು KSLTA ವಿಶ್ವ ಟೆನ್ನಿಸ್ ಟೂರ್ನಿಯ ಜೂನಿಯರ್ J30 ಟೂರ್ನಿಯಲ್ಲಿ ಶುಕ್ರವಾರ ಸಿಂಗಲ್ಸ್ ಮತ್ತು ಡಬಲ್ಸ್ ಫೈನಲ್ ತಲುಪುವ ಮೂಲಕ ಪ್ರಶಸ್ತಿ ಡಬಲ್ಸ್ನತ್ತ ಹೆಜ್ಜೆ ಇಟ್ಟಿದ್ದಾರೆ. ಸೆಮಿಫೈನಲ್ಗೆ ಸಾತ್ವಿಕ್ ಚಿರಾಗ್. ಚೀನಾ ಭಾರತದ ಅಗ್ರ ಡಬಲ್ಸ್ ಆಟಗಾರರಾದ ಸಾತ್ವಿಕ್ ಸಾಯಿರಾಜ್ ರಣಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ರವರು ಚೀನಾ ಮಾಸ್ಟರ್ ಸೂಪರ್ 750 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಶುಕ್ರವಾರ ಹೋರಾಟದ ಜಯಗಳಿಸಿ ಸೆಮಿಫೈನಲ್ ತಲುಪಿದರು. ಆದರೆ ಪುರುಷರ ಸಿಂಗಲ್ಸ್ ಕ್ವಾರ್ಟರ್ ಫೈನಲ್ ಕಣದಲ್ಲಿ ಉಳಿದ ಭಾರತ ಅನುಭವಿ ಆಟಗಾರ ಕಿದಂಬಿ ಶ್ರೀಕಾಂತ್ ಹೊರಬಿದ್ದಿದ್ದಾರೆ. ಅಧ್ಯಕ್ಷ ಇವೆಲನ್ ತಂಡ ಜಯಬೇರಿ. ಬೆಂಗಳೂರು ಅನ್ವಯ್ ದ್ರಾವಿಡ್ ಮತ್ತು ಶಿಖರ್ ಶೆಟ್ಟಿ ರವರ ತಾಳ್ಮೆಯುತ ಆಟದಿಂದಾಗಿ KSEA ಅಧ್ಯಕ್ಷರ ಇವೆಲನ್ ತಂಡವು ಕ್ಯಾಪ್ಟನ್ ಕೆ ತಿಮ್ಮಪ್ಪಯ್ಯ ಸ್ಮಾರಕ ಟೂರ್ನಿಯ ಪಂದ್ಯದಲ್ಲಿ ಗೋವಾ ವಿರುದ್ಧ 1 ವಿಕೆಟ್ ಅಂತರದ ರೋಚಕ ಜಯ ಸಾಧಿಸಿತು. ಟ್ರೋಫಿ ಅನಾವರಣಕ್ಕೆ ದಿಗ್ಗಜರ ಮೆರುಗು. ಬೆಂಗಳೂರು ವಿಶ್ವದ ಅಗ್ರ ಕ್ರಮಾಂಕದ ಆಟಗಾರ ಮ್ಯಾಗ್ನಿಸ್ ಕಾರ್ಲ್ಸನ್, ಭಾರತದ ದಿಗ್ಗಜ ವಿಶ್ವನಾಥ್ ಆನಂದ್, ಯುವ ತಾರೆ ಜಾವೋ ಕಿರಾ ಸಿಂಧೂರಾವ್ ಸೇರಿದಂತೆ ಚೆಸ್ ಜಗತ್ತಿನ ಸೂಪರ್ ಸ್ಟಾರ್ ಆಟಗಾರರು ಮೊದಲ ಬಾರಿ ಉದ್ಯಾನ ನಗರಿಯಲ್ಲಿ ಒಟ್ಟಿಗೆ ಸೇರಿದರು. ವೈಯಕ್ತಿಕ ಆಟದ ಚೆಸ್ನಲ್ಲಿ ಒಬ್ಬರನ್ನ ಒಬ್ಬರು ಎದುರಿಸುವುದು ಸಾಮಾನ್ಯ, ಆದರೆ ಇವೆಲ್ಲ ಆಡಲಿರುವ ಗ್ಲೋಬಲ್ ಚೆಸ್ ಲೀಗ್ನಲ್ಲಿ ಪುರುಷರು ಮತ್ತು ಮಹಿಳೆಯರ ಆಟಗಾರ್ತಿಯರು ತಂಡಗಳಲ್ಲಿ ಆಡುವುದು ವಿಶೇಷವಾಗಿದೆ. ಹರ್ಮನ್ ಬಡಿಗೆ ಪಾಕ್ ಸವಾಲು. ದುಬೈ ಹರ್ಮನ್ ಪ್ರೀತ್ ಕೌರ್ ನಾಯಕತ್ವದ ಭಾರತ ತಂಡವು ಏಷ್ಯಾ ಕಪ್ T20 ಕ್ರಿಕೆಟ್ ಟೂರ್ನಿಯಲ್ಲಿ ಈಗಾಗಲೇ ಸೆಮಿಫೈನಲ್ ಪ್ರವೇಶಿಸಿದ್ದಾರೆ. ಶನಿವಾರ ನಡೆಯಲಿರುವ ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿ ಭಾರತದ ವನಿತೆಯರು ಪಾಕಿಸ್ತಾನ ತಂಡವನ್ನು ಎದುರಿಸಲಿದ್ದಾರೆ. ಈ ಹಿಂದಿನಂತೆ ಪಾಕ್ ತಂಡವು ಅಷ್ಟೇನು ಬಲಿಷ್ಠವಾಗಿಲ್ಲ. ಅಷ್ಟಕ್ಕೂ ಏಷ್ಯಾದಲ್ಲಿ ಭಾರತವೇ ಹೆಚ್ಚು ಬಲಾಢ್ಯವಾಗಿದೆ. ಆದ್ದರಿಂದ ಪ್ರಶಸ್ತಿ ಗೆಲುವಿನ ನೆಚ್ಚಿನ ತಂಡವಾಗಿದೆ. ಚಿನ್ನದ ಪದಕದೊಂದಿಗೆ ದೇಶಕ್ಕೆ ವಾಪಸ್. ಬೆಂಗಳೂರು 2 ವರ್ಷಗಳಲ್ಲಿ ಭಾರತ ಮಹಿಳಾ ತಂಡದಲ್ಲಿ ಸಾಕಷ್ಟು ಸುಧಾರಣೆಯಾಗಿದೆ. ಅನುಭವಿ ಮತ್ತು ಹೊಸಬರ ಸಂಯೋಜನೆ ಹೊಂದಿರುವ ತಂಡಕ್ಕೆ ಏಷ್ಯಾದ ಯಾವುದೇ ತಂಡವನ್ನು ಹಿಮ್ಮೆಟ್ಟಿಸುವ ಸಾಮರ್ಥ್ಯವಿದೆ. ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನ ಗೆದ್ದು ದೇಶಕ್ಕೆ ವಾಪಸ್ಸಾಗುತ್ತೇವೆ. ಇದು ಭಾರತ ಮಹಿಳಾ ಹಾಕಿ ತಂಡದ ನಾಯಕ ಸಲೀಮಾ ಟೇಟೆರವರ ವಿಶ್ವಾಸದ ನುಡಿ. ಸುಜುಕಿ ಕಪ್ ಪುರುಷರ ಕ್ರಿಕೆಟ್ 22ರಂದು ಭಾರತ ಜಪಾನ್ ಪಂದ್ಯ. ನವದೆಹಲಿ ಭಾರತ ಪುರುಷರ ಕ್ರಿಕೆಟ್ ತಂಡವು ಇದೇ 22ರಂದು ನಡೆಯಲಿರುವ ಪಂದ್ಯದಲ್ಲಿ ಅತಿಥೇಯ ಜಪಾನ್ ತಂಡವು ಎದುರಿಸಲಿದೆ. ಇದೇ ಸಂದರ್ಭದಲ್ಲಿ ಭಾರತ ಮತ್ತು ಜಪಾನ್ ತಂಡಗಳ ರಾಜತಾಂತ್ರಿಕ ಬಾಂಧವ್ಯದ 75ನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ಪಂದ್ಯ ನಡೆಯಲಿದೆ. ಸೋನು ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಯಲಿದೆ. ತಂಡಗಳು ಸುಜುಕಿ ಕಪ್ಗಾಗಿ ಪೈಪೋಟಿ ನಡೆಸಲಿವೆ. ಇವತ್ತಿನ ಶುಭಾಷಿತ. ಮುಂದಿರುವ ಹುಣ್ಣಿಮೆಯ ಸೊಬಗನ್ನ ಸವಿಯದೆ ಮುಂಬರಲಿರುವ ಅಂಬಾಸೆಯನ್ನು ನೆನೆದು ಕೊರಗುವುದು ವಿವೇಕ ಎನಿಸದು. KS ನಿಸಾರ್ ಅಹಮದ್ ರವರು.

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ SVYM ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು SVYM ಸಿಬ್ಬಂದಿ ವರ್ಗದವರಾದ ಎಚ್ಎನ್ ಶಿಲ್ಪಾ, ಡಾಕ್ಟರ್ ರಾಮಕೃಷ್ಣ ನರೇಂದ್ರರವರು, ಕುಮಾರಿ ಸ್ಫೂರ್ತಿರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಶುಭ ಕೋರುವವರು ಜನಧ್ವನಿ ಸಿಬ್ಬಂದಿಗಳು ಹಾಗೂ ಅವರ ಕುಟುಂಬ ವರ್ಗದವರು. ಇವರಿಗೆ ಆ ದೇವರು ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸುತ್ತಾರೆ.

0: ಈ ಕ್ಲೇಮ್ ರೂಪೇ ಕಿಸಾನೋಕೋ ಮಿಲೆ.
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ನಿಲಯದಿಂದ ಜ್ಞಾನದೀಪ ಕಾರ್ಯಕ್ರಮ. ಶಿಕ್ಷಕರು ಇಲ್ಲದಿದ್ದರೆ ಎಂಬ ವಿಷಯದ ಕುರಿತು ತಟ್ಟಂತ ಹೇಳಿ ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮದ ನಿರೂಪಕರಾದ ಡಾಕ್ಟರ್ ಎನ್ ಸೋಮೇಶ್ವರರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಶಿಕ್ಷಕರು ಇಲ್ಲದಿದ್ದರೆ, ಅದು ಇವತ್ತಿನ ಮಾತುಕತೆ. ಶಿಕ್ಷಕರು ಇಲ್ಲದೇ ಇದ್ರೆ ಏನಾಗುತ್ತೆ? ನಾಳೆ ಬೆಳಗ್ಗೆ ಶಾಲೆಗೆ ಹೋಗ್ತೇವೆ, ಕಾಲೇಜಿಗೆ ಹೋಗ್ತೇವೆ, ನೋಡ್ತೇವೆ ಅಲ್ಲಿ ಕಾಲೇಜಿನ ಕಟ್ಟಡ ನಿಂತಿದೆ, ಕಾಲೇಜಿನ ಗೇಟು ಹಾಗೆ ಇದೆ, ಕ್ಲಾಸ್ ರೂಮ್ಗಳೆಲ್ಲ ಹಾಗೇ ಇವೆ, ಕ್ಲಾಸ್ ರೂಮ್ ಒಳಗೆ ಬ್ಲ್ಯಾಕ್ ಬೋರ್ಡ್ಗಳೇನಿದೆ ಅದೂ ಇದೆ, ಸ್ಮಾರ್ಟ್ ಬೋರ್ಡು ಇದೆ, ಪ್ರಯೋಗಾಲಯನೂ ಇದೆ, ಗ್ರಂಥಾಲಯನೂ ಇದೆ, ವೈಫೈ ಕೆಲಸ ಮಾಡ್ತಾ ಇದೆ, ಗೂಗಲ್ ಸಂಪರ್ಕವೂ ಇದೆ, ಯೂಟ್ಯೂಬನ್ನು ನೋಡಬಹುದು, ಚಾಟ್ GPTನೂ ಸಿಗ್ತಾ ಇದೆ, ಎಲ್ಲವೂ ಇದೆ. ಆದರೆ ಒಬ್ಬನೇ ಒಬ್ಬ ಅಧ್ಯಾಪಕ, ಟೀಚರ್, ಶಿಕ್ಷಕ ಇಲ್ಲ, ಪ್ರಾಂಶುಪಾಲರಿಲ್ಲ, ಯಾವುದೇ ಪ್ರೊಫೆಸರ್ ಇಲ್ಲ, ಲೆಕ್ಚರರ್ ಇಲ್ಲ, ಟ್ಯೂಟರ್ ಇಲ್ಲ, ಅಧ್ಯಾಪಕರು ಅನ್ನೋರೇ ಇಲ್ಲ. ಏನಾಗುತ್ತೆ? ಏನನ್ಸುತ್ತೆ ವಿದ್ಯಾರ್ಥಿಯ ಉದ್ಗಾರ? ವಾವ್, ಯಾರೂ ಇಲ್ವಪ್ಪ ಅಧ್ಯಾಪಕರು ಇವತ್ತು, ಕ್ಲಾಸೇ ಇಲ್ಲ ಇವತ್ತು, ಎಷ್ಟು ಖುಷಿ ಅಲ್ವಾ? ಯಾರೂ ನಮ್ಮ ಅಟೆಂಡೆನ್ಸನ್ನೇ ಕೇಳಲ್ಲ. ಜೊತೆಗೆ ಆ ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಹೇಳಿ ತಲೆ ತಿಂತಾ ಇದ್ರು, ಆ ಮಾರ್ಕ್ಸಿನ ಗೊಡವೆನೇ ಇಲ್ಲ, ಹೋಮ್ವರ್ಕು ಇಲ್ವೇ ಇಲ್ಲ, ಎಷ್ಟು ಖುಷಿ ಅಲ್ವಾ? ಇನ್ನೊಬ್ಬ ಹುಡುಗ ಕೇಳ್ಬೋದು, ಅರೆರಡೆ, ಶಿಕ್ಷಕರೆಲ್ಲ ಮಾಯ ಆಗ್ಬಿಟ್ಟಿದಾರಲ್ಲ, ಇವತ್ತಿಗೆ ಮಾತ್ರ ಮಾಯ ಆಗಿದ್ದಾರ ಅಥವಾ ಶಾಶ್ವತವಾಗಿ ಮಾಯ ಆಗ್ಬಿಟ್ಟಿದಾರ ಈ ಎಲ್ಲ ಟೀಚರ್ಗಳು, ಶಿಕ್ಷಕರು ಅಂತ ಒಬ್ಬ ಹುಡುಗ ಕೇಳ್ಬಹುದು. ಟೀಚರ್ಗಳೆಲ್ಲ ಹೋಗ್ಬಿಟ್ಟಿದ್ದಾರೆ, ಮರೆಯಾಗ್ಬಿಟ್ಟಿದ್ದಾರೆ, ಶಿಕ್ಷಕರಿಲ್ಲ, ಆದರೆ ಪಠ್ಯಗಳೆಲ್ಲ, ಪಠ್ಯ ಪುಸ್ತಕಗಳೆಲ್ಲ ಇವೆ, ಇಂಟರ್ನೆಟ್ಟು ಹಾಗೆ ಉಳ್ಕೊಂಡಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನುಕೂಲತೆಗಳನ್ನು ಏನು ಅನುಭವಿಸ್ತಾ ಇದ್ದೇವೆ ಅವೂ ಇದೆ, ಪ್ರಯೋಗಾಲಯ ಇದೆ, ಅಧ್ಯಾಪಕರು ಉಪನ್ಯಾಸವನ್ನು ಕೊಟ್ಟಂತಹ ವಿಡಿಯೋಗಳೇನಿದೆ ಅವನ್ನೂ ಸಹ ನೋಡಬಹುದು. ಕೆಲವು ಪಾಠಗಳನ್ನು ಧ್ವನಿ ಮುದ್ರಿಸ್ಕೊಂಡಿರ್ತೇವೆ, ಆ ಧ್ವನಿ ಮುದ್ರಿತ ಪಾಠಗಳೂ ಸಹ ಸಿಗ್ತಾ ಇವೆ. ಶಿಕ್ಷಕರು ಮರೆಯಾಗ್ಬಿಟ್ಟಿದ್ದಾರೆ, ಆದರೆ ಶಿಕ್ಷಣಕ್ಕೆ ಅಗತ್ಯವಾದ ಮಾಹಿತಿ, ಪಠ್ಯ ಏನಿದೆ ಅವೆಲ್ಲ ಉಳ್ಕೊಂಡಿದೆ. ಹಾಗಿದ್ಮೇಲೆ ಯಾಕೆ ಬೇಕು ಟೀಚರ್ ನಮಗೆ, ಶಿಕ್ಷಕ ಯಾಕೆ ಬೇಕು? ಹಾಗಿದ್ಮೇಲೆ ಟೀಚರಿಂದ ನಮಗೇನು ಉಪಯೋಗ? ಯಾಕೆ ಇಟ್ಕೋಬೇಕು ಟೀಚರ್ನ? ಇಷ್ಟೊಂದೆಲ್ಲ ಅನುಕೂಲತೆಗಳು ಅಂತರ್ಜಾಲದ ಮೂಲಕ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ, ವಿಡಿಯೋಗಳ ಮೂಲಕ, ChatGPT ಮೂಲಕ ಸಿಗ್ತಿರುವಾಗ ಶಿಕ್ಷಕರಾದರೂ ಯಾಕೆ ಬೇಕು ಅನ್ನೋ ಒಂದು ಪ್ರಶ್ನೆ ಪ್ರಾಮಾಣಿಕವಾಗಿ ನಮ್ಮನ್ನು ಕಾಡುತ್ತೆ. ಒಂದು ಉದಾಹರಣೆಯನ್ನು ಪರಿಶೀಲಿಸೋಣ. ಶಿಕ್ಷಕರು ನಮಗೇನು ಕೊಡ್ತಾರೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಇಂಟರ್ನೆಟ್ಟು ಕೊಡದೇ ಇರುವಂಥದ್ದನ್ನು ಏನು ಕೊಡ್ತಾರೆ ನಮ್ಮ ಶಿಕ್ಷಕರು?

ಇನ್ಫಾರ್ಮೇಶನ್, ಮೊದಲು ಮಾಹಿತಿಯನ್ನ ಕೊಡ್ತಾರೆ. ಏನಿದು, ವಾಟ್ ಈಸ್ ದಿಸ್? ಎರಡನೇದು ಜ್ಞಾನವನ್ನ ಕೊಡ್ತಾರೆ, ನಾಲೆಜ್, ಹೌ ಇದು ಹೇಗ್ ಕೆಲಸ ಮಾಡುತ್ತೆ. ಆದರೆ ಇವೆರಡಕ್ಕೂ ಮಿಗಿಲಾದದ್ದು ತಿಳಿವು. ಯಾವಾಗ, ಏನು, ಎಷ್ಟು ಇದನ್ನು ಉಪಯೋಗಿಸ್ಬೇಕಾ ಬೇಡವಾ?

ಆನಾ ತಿಳಿವಳಿಕೆ ಆಗೋಲ್ಲ. ಒಂದಲ್ಲಿ ಆಗ್ತಾ ಇದೆ ಸರ್, ಅರ್ಥವಾಗ್ತಾ ಇಲ್ಲ ಅಂತ ನಿಮ್ಮ ಕೆಲವು ಹುಡುಗರು ಹೇಳ್ಬೋದು. ನಿಮ್ಮಲ್ಲಿ ಒಂದು ಉದಾಹರಣೆ ನೋಡೋಣ. ಮಾಹಿತಿ, ಇನ್ಫಾರ್ಮೇಶನ್. ಏನ್ ನೋಡ್ತಾ ಇದ್ದೀರಿ? ಟೊಮೆಟೋ ಹಣ್ಣನ್ನು ನೋಡ್ತಾ ಇದ್ದೀರಿ. ಈ ಟೊಮೆಟೊ ಹಣ್ಣಿನ ಚಿತ್ರವನ್ನು ನೋಡ್ತಾ ಇದ್ದಾಗೆ ನಮಗೆ ಏನು ಮಾಹಿತಿ ಸಿಗ್ತಾ ಇದೆ? ಟೊಮ್ಯಾಟೊ ಈಸ್ ಎ ಬಯೋಲಾಜಿಕಲ್ ಫ್ರೂಟ್ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಓವರಿ ಇಂದ ಇದು ಬೆಳೀತಾ ಇದೆ. ಸೀಡ್ಗಳನ್ನೆಲ್ಲ ನಾವು ನೋಡಬಹುದು. ಇದು ಇನ್ಫಾರ್ಮೇಶನ್, ಮಾಹಿತಿ. ನಾಲೆಜ್ ಏನು? ನಾಲೆಜ್ ಏನು ಅಂತ ಹೇಳ್ತಂದ್ರೆ, ಈ ಟೊಮ್ಯಾಟೊವನ್ನ ಯಾವ ರೀತಿ ವರ್ಗೀಕರಿಸಿದ್ದೀವಪ್ಪ ಅಂದ್ರೆ, ಇದನ್ನ ಒಂದು ತರಕಾರಿ ಅಂತ ವರ್ಗೀಕರಿಸಿದ್ದೇವೆ. ಟೊಮ್ಯಾಟೊ ಹುಳಿ ಹುಳಿಯಾಗಿರುತ್ತಲ್ಲ, ಹಾಗಾಗಿ ಸಾರಿಗೆ ಹುಳಿಗೆ ಇದು ಒಂದು ವಿಶಿಷ್ಟವಾದ ರುಚಿ ಕೊಡುತ್ತೆ. ಹಾಗಾಗಿ ತರಕಾರಿಯಾಗಿ ಬಳಸಬಹುದು ಅನ್ನೋ ಮಾಹಿತಿ ಏನಿದೆ, ಇದು ಜ್ಞಾನ. ಟೊಮ್ಯಾಟೊ ಬಗ್ಗೆ ನಮಗೆ ಇರುವಂತ ಜ್ಞಾನ. ಹಾಗಿದ್ದ ಮೇಲೆ ವಿಸ್ಡಮ್ ಅಂದ್ರೆ ಏನು? ವಿಸ್ಡಮ್ ಅಂತ ಹೇಳ್ತಂದ್ರೆ, ಟೊಮ್ಯಾಟೊ ಹಣ್ಣು ನಿಜ, ಹಾಗಂತ ಹೇಳಿ ಟೊಮ್ಯಾಟೊವನ್ನ ಫ್ರೂಟ್ ಸಲಾಡ್ ಅಲ್ಲಿ ಬಳಸೋ ಹಾಗಿಲ್ಲ. ಅದೇ ಟೊಮೆಟೊ ಹಣ್ಣು ಅಂತ ಹೇಳಿದ್ರಲ್ಲ, ಹಾಕೋಣ ಫ್ರೂಟ್ ಸಲಾಡ್ಗೆ ಅಂತ ಹಾಕಿದ್ರೆ ಆ ಫ್ರೂಟ್ ಸಲಾಡ್ನ ಯಾರು ತಿನ್ನೋದಿಲ್ಲ. ಹಾಗಾಗಿ ಮಾಹಿತಿ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ತಿಳಿವಳಿಕೆ ಅಂದ್ರೆ ಏನು ಅನ್ನೋದು ನಮಗೆ ಅರ್ಥವಾಗಿದೆ. ಈ ಮಾಹಿತಿ ಮತ್ತು ಜ್ಞಾನ ಅನ್ನೋದನ್ನ ಅಂತರ್ಜಾಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡುತ್ತೆ. ಆದರೆ ಈ ವಿಸ್ಡಮ್ ಅನ್ನೋದು ಏನಿದೆ, ತಿಳಿವು ಅನ್ನೋದು ಏನಿದೆ, ಅದನ್ನ ಕೇವಲ ಅಧ್ಯಾಪಕರು ಮಾತ್ರ ಕೊಡಬಲ್ಲರು. ಹೀಗೆ ಮಾಹಿತಿಯ ಜೊತೆ, ಜ್ಞಾನದ ಜೊತೆ ತಿಳಿವಳಿಕೆಯನ್ನ ಬದುಕನ್ನ ಹೇಗೆ ನಡೆಸಬೇಕು ಅಂತ ಕೊಡುವಂತ ಸಾಮರ್ಥ್ಯ ಇರೋರು ಕೇವಲ ಶಿಕ್ಷಕರು, ಅಧ್ಯಾಪಕರು. ಹಾಗಾಗಿ ಜೀವನ ಪರ್ಯಂತ ನಮ್ಮ ಅಧ್ಯಾಪಕರಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತಾನೆ ಇರಬೇಕು. ಎ ಹೋಲೋಗ್ರಾಫಿಕ್ ಟೀಚರ್. ಇವತ್ತು ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂತ ಹೇಳ್ತಂದ್ರೆ, ಎಲ್ಲೋ ಅಮೆರಿಕದಲ್ಲೋ ಇಂಗ್ಲೆಂಡಲ್ಲೋ ಕೂತ್ಕೊಂಡಿರ್ತಕ್ಕಂತ ಅಧ್ಯಾಪಕ ಈ ಹೋಲೋಗ್ರಾಫಿ ತಂತ್ರಜ್ಞಾನದ ಮೂಲಕ ನಮ್ಮ ಶಾಲೆಯ ನಮ್ಮ ತರಗತಿಯ ಒಳಗೆ ಬಂದು ಪಾಠ ಹೇಳ್ಬೋದು, ಹೇಳಲಿಕ್ಕೆ ಸಾಧ್ಯ ಇದೆ. ಈ ಮಾಹಿತಿ ಅದ್ಭುತವಾದ ಮಾಹಿತಿ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ರೋಬೋ ಟೀಚರ್ಗಳು ಬಂದಿದ್ದಾರೆ. ನಮ್ಮ ತರಗತಿಯಲ್ಲೇ ನಡ್ಕೊಂಡ್ಬರ್ತಾರೆ, ಪಾಠ ಹೇಳ್ತಾ ಹೋಗ್ತಾರೆ. ಅರ್ಥವಾಗಲಿಲ್ಲ ಸರ್ ಇನ್ನೊಂದು ಸಲ ಹೇಳಿ ಅಂದ್ರೆ ಮತ್ತೆ ಹೇಳುತ್ತೆ ರೋಬೋ, ಮತ್ತೆ ಹೇಳುತ್ತೆ ರೋಬೋ. ಹತ್ತು ಸಲ ಕೇಳಿ ಹತ್ತು ಸಲವೂ ಉತ್ತರ ಕೊಡುತ್ತೆ. ಅದೇ ನಿಮ್ಮ ಅಧ್ಯಾಪಕರನ್ನ ಮೂರನೇ ಸಲ ಕೇಳ್ತಂದ್ರೆ ಲೇ ಕತ್ತೆ ಅರ್ಥವಾಗಲ್ವೇನೋ, ಒಬ್ ದನ ಕಾಯಿ, ಹೀಗೆ ಅಧ್ಯಾಪಕರು ಬೈಬಹುದು. ಆದರೆ ರೋಬೋ ಆಗಲಿ ಹೋಲೋಗ್ರಫಿ ಆಗಲಿ ನಮಗೆ ಹಾಗೆ ಬೈಯೋಲ್ಲ. ಯಾಕಂದ್ರೆ ನಮ್ಮ ಬೆರಳ ತುದಿಯಲ್ಲಿ ತಂತ್ರಜ್ಞಾನ ಇರೋದ್ರಿಂದ ನಾವು ಪದೇ ಪದೇ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಒಂದು ವಿಚಾರವನ್ನ ಕಲ್ಪಿಸ್ಕೊಳ್ಳೋಣ, ತರಗತಿಯಲ್ಲಿ ಈ AI ಅಥವಾ ಹೋಲೋಗ್ರಫಿ ಅನುಕೂಲತೆ ಇದೆ, ಬಹಳ ಒಳ್ಳೆಯ ಧ್ವನಿಯಲ್ಲಿ, ಇಂಪಾದ ಧ್ವನಿಯಲ್ಲಿ, ಕೋಪವನ್ನೇ ಮಾಡಿಕೊಳ್ಳದೆ ಕೇಳಿದ ಪ್ರಶ್ನೆಗೆ ಒಂದಲ್ಲ ಹತ್ತು ಸಲ ಕೊಡ್ತಾ ಇರುತ್ತೆ ಉತ್ತರನ. ಹುಡುಗರಿಗೆಲ್ಲ ಒಂದು ರೀತಿ ಖುಷಿ ಆಗೋಗುತ್ತೆ, ಥ್ರಿಲ್ ಆಗೋಗುತ್ತೆ. ಅಯ್ಯೋ ತಲೆ ತಿನ್ನೋ ಆ ಲೆಕ್ಚರರ್ಗಳ ಪಾಠ ಇಲ್ವಲ್ಲಪ್ಪ, ಎಷ್ಟು ಖುಷಿ ಅಂತ ಅನ್ನಿಸ್ಬಹುದು. ಆದರೆ ಒಂದೆರಡು ವಾರ ಆಗ್ತಾ ಇದ್ದ ಹಾಗೆ ಒಬ್ಬ ವಿದ್ಯಾರ್ಥಿ ಅಳತಾ ಬರ್ತಾನೆ ತರಗತಿಗೆ. ಅಳತಾ ಬರ್ತಾ ಇದ್ದಾಗ ಆ ರೋಬೋ ಆಗಲಿ ಅಥವಾ ಆ ಹೋಲೋಗ್ರಫಿ ಚಿತ್ರ ಆಗಲಿ ಏನ್ ಹೇಳುತ್ತೆ, ಈ ಅಳತಾ ಇರೋ ಹುಡುಗನ್ನ ನೋಡಿ ಎರರ್ 404 ಅಂತ ಹೇಳ್ತಾ, ಇಮೋಷನ್ ನಾಟ್ ಫೌಂಡ್, ಪ್ಲೀಸ್ ಓಪನ್ ಪೇಜ್ 42 ಆಫ್ ಯುವರ್ ಟೆಕ್ಸ್ಟ್ ಬುಕ್ ಅಂತ ಹೇಳಿ, ಅದು ವಿದ್ಯಾರ್ಥಿಯ ಭಾವನೆಗಳು ಏನಿದೆ ಅದನ್ನ ಗ್ರಹಿಸೋಲ್ಲ. ರೋಬೋಗೆ ಭಾವನೆಗಳನ್ನ ಗ್ರಹಿಸೋದನ್ನ ಕಲಿಸಿಲ್ಲ.
ಪಾಠವನ್ನು ಹೇಳೋದನ್ನು ಮಾತ್ರ ಕಲಿಸಿದ್ದೀವಿ.

ಇವೆ. ಹಾಗಾಗಿ ಟೆಕ್ನಾಲಜಿ ಅನ್ನೋದು ಮಾಹಿತಿಯನ್ನ ಕೊಡುತ್ತೆ ಹೊರತು ದುಃಖ ಪಟ್ಟಾಗ ನಮ್ಮ ಕಣ್ಣೀರನ್ನ, ಕಷ್ಟದಲ್ಲಿದ್ದಾಗ ಸಾಂತ್ವನವನ್ನ ಕೊಡೋದಿಲ್ಲ. ಒಂದು ಕಂಪ್ಯೂಟರ್ ನಾವು ಬರೆದಂತ ಉತ್ತರದ ಮೌಲ್ಯಮಾಪನ ಮಾಡಬಹುದು, ಆದರೆ ಒಬ್ಬ ವಿದ್ಯಾರ್ಥಿ ಏನೆಲ್ಲ ಕಷ್ಟಪಟ್ಟು ಅವನು ಓದ್ತಾ ಇದ್ದಾನೆ ಅಥವಾ ಏನೆಲ್ಲ ಪ್ರತಿಭೆ ಅವನಲ್ಲಿದೆ ಅನ್ನೋದರ ಮೌಲ್ಯಮಾಪನವನ್ನ ಕಂಪ್ಯೂಟರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೋಲೋಗ್ರಫಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ರೋಬೋ ಟೀಚರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜೀವಂತ ಇರುವ ಶಿಕ್ಷಕ ಮಾತ್ರ ಆ ಒಂದು ಕೆಲಸವನ್ನ ಮಾಡಬಲ್ಲ. ಕೆಲವು ಹುಡುಗರು ಕೊನೆ ಬೆಂಚಲ್ಲಿ ಕೂತ್ಕೊಂಡು ಆರಾಮಾಗಿ ನಿದ್ರೆ ಹೊಡಿತಾ ಇರ್ತಾರೆ, ಹೋಲೋಗ್ರಫಿ ಪಾಠ ಹೇಳ್ತಾ ಇರುತ್ತೆ, ರೋಬೋ ಟೀಚರ್ ಪಾಠ ಹೇಳ್ತಾ ಇರುತ್ತೆ, ನೀವು ಆರಾಮಾಗಿ ಕೂತ್ಕೊಂಡು ನಿದ್ರೆ ಹೊಡಿತಾ ಇದ್ರೆ ಯಾರೂ ನಿಮ್ಮನ್ನ ಮಾತಾಡಿಸಲ್ಲ. ಜೀವಂತ ಟೀಚರ್ ಅಲ್ಲಿದ್ರೆ ತಕ್ಷಣವೇ ಸೀಮೆ ಸುಣ್ಣ ತಗೊಂಡು ಗುರಿ ಇಟ್ಟು ಹೊಡೆದು ನಿದ್ದೆ ಮಾಡ್ತಾ ಇದ್ದೆ ನಮ್ಮನ್ನು ಎಬ್ಬಿಸಿ, ಏ ನಿದ್ದೆ ಮಾಡಕ್ ಬಂದಿದೀಯೇನೋ, ರಾತ್ರಿ ಎಲ್ಲ ವಿಡಿಯೋ ಗೇಮ್ಸ್ ಆಡ್ತಾ ಇದ್ಯಾ ಅಂತ ಬೈದು ಗಮನ ಇಟ್ಟು ಪಾಠವನ್ನ ಕೇಳು ಅಂತ ಬದುಕಿಗೆ ಸಿದ್ಧಗೊಳಿಸುತ್ತೆ. ಈ ರೀತಿ ಅಧ್ಯಾಪಕರಿಂದ ಚಾಪೀಸಲ್ಲಿ ಹೊಡೆಸ್ಕೊಂಡಂತ ವಿದ್ಯಾರ್ಥಿ ಜೀವನ ಪರ್ಯಂತ ಆ ಘಟನೆ ನೆನಪಲ್ಲಿ ಇಟ್ಕೊಂಡಿರ್ತಾನೆ. ಇಟ್ಕೊಂಡಿದ್ದು ಆಹಾ, ಆವತ್ತು ಟೀಚರ್ ನನ್ನನ್ನು ಎಚ್ಚರಿಸಿದ್ದಕ್ಕೆ ನಾನು ಈ ಒಂದು ಮಟ್ಟಕ್ಕೆ ಬಂದಿದ್ದೇನೆ ಅನ್ನೋ ಕೃತಜ್ಞತೆಯನ್ನ ಉಳಿಸ್ಕೋತಾನೆ. ಈ ಒಂದು ಪಾಠವನ್ನ ರೋಬೋ ಟೀಚರ್ ಖಂಡಿತ ಹೇಳೋದಿಲ್ಲ. ಒಂದು ವರ್ಷ ಆಯಿತು ರೋಬೋ ಟೀಚರ್ಗಳು ಬಂದು ಅಥವಾ ಹಾಲೋಗ್ರಫಿ ಟೀಚರ್ಗಳು ಬಂದು ಅಂತ ಮಾಡೋಣ. ಒಂದು ವರ್ಷದವರೆಗೆ ಯಾವುದೇ ಶಿಕ್ಷಕ ಇಲ್ಲ, ಒಂದು ವರ್ಷ ಆಗೋಗ್ಬಿಟ್ಟಿದೆ. ಆದರೆ ತುಂಬ ಯೂಟ್ಯೂಬ್ ವಿಡಿಯೋಗಳಿವೆ, ಆನ್ಲೈನ್ ಕೋರ್ಸಸ್ಗಳಿವೆ, AI ಟ್ಯೂಟರ್ಗಳಿವೆ. ಹುಡುಗರು ಪರೀಕ್ಷೆನ ಪಾಸ್ ಮಾಡೋದು ಬಹಳ ಸುಲಭ, ಡಿಗ್ರಿ ಕೊಟ್ಬಿಡ್ತಾರೆ. ಉದಾಹರಣೆಗೆ ಒಬ್ಬ ವೈದ್ಯ, ಅವನು ಈ ರೀತಿ ಆನ್ಲೈನಲ್ಲಿ ವೈದ್ಯಕೀಯ ಕಲಿತರೆ, ಪರೀಕ್ಷೆಯನ್ನ ಪಾಸ್ ಮಾಡಿದ್ರೆ ಡಿಗ್ರಿ ಕೊಡ್ತಾರೆ, ಆನ್ಲೈನಲ್ಲಿ ಡಿಗ್ರಿ ಸಿಗುತ್ತೆ. ಆದರೆ ಒಬ್ಬ ರೋಗಿ ಬಂದಾಗ ಅವನಿಗೆ ಏನು ತೊಂದರೆ ಇದೆ ಅಂತ ತಿಳ್ಕೊಂಡು ಯಾವ ಔಷಧವನ್ನು ಕೊಡಬೇಕು ಅಂತ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಕೇಳ್ತಂದ್ರೆ, ಓಹ್ ಜ್ವರ ಇದೆಯಾ, ಪ್ಯಾರಾಸಿಟಮಾಲ್ ಕೊಡು 500 mg ಅಂತ ಹೇಳುತ್ತೆ ಅಷ್ಟೇ ಅದು. ಆದರೆ ಅವನಿಗೆ ಲಿವರ್ ತೊಂದರೆ ಇದೆಯಾ, ಅವನ ವಯಸ್ಸೆಷ್ಟು, ಅವನಿಗೆ ಪ್ಯಾರಾಸಿಟಮಾಲ್ ಅಲರ್ಜಿ ಇದೆಯಾ, ಇದು ಯಾವುದನ್ನು ಹೇಳಲ್ಲ. ಅದು ಇದನ್ನ ಆ ವೈದ್ಯ ಆದವನು ತನ್ನ ಬುದ್ಧಿಶಕ್ತಿಯನ್ನ ಉಪಯೋಗಿಸ್ಕೊಂಡು ಕೇಳಬೇಕಾಗುತ್ತೆ. ಆ ರೋಗಿಯನ್ನ ಕೇಳಿ ಏನಪ್ಪ ತೊಂದರೆ ಅಂತ ಹೇಳಿ ಇದನ್ನ ಹೀಗ್ ತಗೋ ಹೀಗ್ ತಗೋ, ಊಟ ಮೊದಲು ತಗೋ, ಊಟ ಆದ್ಮೇಲೆ ತಗೋ, ನೀರಿನ ಜೊತೆ ತಗೋ, ಇಂಥ ಆಹಾರ ಸೇವಿಸು, ಈ ರೀತಿಯಾದ ಒಂದು ವಿಚಾರ ಏನಿದೆ ಅದನ್ನ AI ಕಲಿಸಲ್ಲ. ಮುಖ್ಯವಾಗಿ ನೀವು ಬರುಕೊಡುವಂತ ಔಷಧಿ ದುಬಾರಿಯಾಗಿದ್ರೆ ಆ ದುಬಾರಿ ಔಷಧವನ್ನ ಕೊಂಡುಕೊಳ್ಳುವ ಸಾಮರ್ಥ್ಯ ಅವನಿಗೆ ಇದೆಯಾ ಅನ್ನೋ ವಿವೇಚನೆ ಇದೆಯಲ್ಲ, ಅದು AIಗೆ ಬರೋಲ್ಲ, ರೋಬೋಗೆ ಬರಲ್ಲ. ಅದು ನೇರವಾಗಿ ಜೀವಂತ ಅಧ್ಯಾಪಕನಿಂದ ಕಲಿತು ಬದುಕನ್ನ ನೋಡಿ ಕಷ್ಟ ಅಂದ್ರೇನು, ಬಡತನ ಅಂದ್ರೆ ಏನು, ಅವನ ಆದಾಯವನ್ನ ನೋಡಿಕೊಂಡು ಔಷಧವನ್ನ ನಾವು ನೀಡಬೇಕಾಗುತ್ತೆ ಅನ್ನೋ ಸಾಮಾನ್ಯ ತಿಳುವಳಿಕೆನ ಒಬ್ಬ ಜೀವಂತ ಅಧ್ಯಾಪಕ ಕಲಿಸಬಲ್ಲ, ಈ ಯಂತ್ರ ಕಲಿಸಲಿಕ್ಕೆ ಸಾಧ್ಯವಿಲ್ಲ. ನಿಧಾನಕ್ಕೆ ಏನಾಗುತ್ತೆ, ಒಂದು ವರ್ಷ ಆದ ಮೇಲೆ ಅಧ್ಯಾಪಕ ಆದರೆ ಒಬ್ಬ ವಿದ್ಯಾರ್ಥಿಯಲ್ಲಿ ಸುಪ್ತವಾಗಿ ಇರುವ ಪ್ರತಿಭೆಯನ್ನ ಗುರುತಿಸಬಹುದು. ಆದರೆ ಯಂತ್ರ ಗುರುತಿಸುತ್ತ, ಅಲ್ಗೋರಿದಮ್ ಇದೆಯಲ್ಲ ಸರ್ ಗುರುತಿಸುತ್ತೆ ಅಂತ ಹುಡುಗರು ಹೇಳ್ಬೋದು. ಅಲ್ಗೋರಿದಮ್ ಏನ್ ಮಾಡುತ್ತೆ ಹೇಳಿ, ನೀವು ಅಂತರ್ಜಾಲದಲ್ಲಿ ಬರೀ ರಾಜ್ಕುಮಾರ್ ಹಾಡುಗಳನ್ನ ನೋಡ್ತಾ ಇದ್ರೆ ಆ ಅಲ್ಗಾರಿದಮ್ ಏನ್ ಮಾಡುತ್ತೆ ಅಂದ್ರೆ ರಾಜ್ಕುಮಾರ್ ಹಾಡುಗಳ ಮಾಹಿತಿಯನ್ನೆಲ್ಲ ಸಂಗ್ರಹ ಮಾಡಿ ನಿಮಗೆ ತೋರಿಸ್ತಾ ಇರುತ್ತೆ, ಪದೇ ಪದೇ ಪದೇ ತೋರಿಸ್ತಾ ಇರುತ್ತೆ, ನೀವು ರಾಜ್ಕುಮಾರ್ ಹಾಡುಗಳನ್ನು ನೋಡ್ತಾ ಹೋಗ್ತೀರಿ. ಆದ್ರೆ ನಿಮ್ಮಲ್ಲಿ ನಿಜವಾದ ಪ್ರತಿಭೆ, ಅದ್ಭುತವಾದ ಅಡುಗೆಯನ್ನ ನೀವು ಮಾಡಬಲ್ಲರು ಅನ್ನೋದು ಆ ರೋಬೋಟ್ ಹ್ಯಾಂಡ್ ಗೊತ್ತಾಗುತ್ತೆ. ಹಾಗಾಗಿ
ಪ್ರತಿಭೆಯನ್ನ

ಕಂಡುಹಿಡಿಯುವ ಅವಕಾಶ ಹೊರಟೋಗುತ್ತೆ. ಎರಡನೆಯದಾಗಿ, ನಮಗೆ ಬದುಕಲ್ಲಿ ಮುಂದುವರಿಯಬೇಕಾದರೆ ಒಬ್ರು ರೋಲ್ ಮಾಡಲ್ ಇರಬೇಕು. ಸೆಹವಾಗ್ ಒಳ್ಳೆ ಕ್ರಿಕೆಟ್ ಆಟಗಾರ ಆದ, ಯಾಕಂದ್ರೆ ಸಚಿನ್ ತೆಂಡೂಲ್ಕರ್ ಅವನಿಗೆ ರೋಲ್ ಮಾಡಲ್ ಆಗಿದ್ದ. ಸಚಿನ್ನ ಅಧ್ಯಯನ ಮಾಡಿ ಇವನು ಒಳ್ಳೆ ಆಟಗಾರ ಆದ ಸೆಹವಾಗ್. ಈ ಯಂತ್ರಗಳ ಲೋಕದಲ್ಲಿ ನಮಗೆ ಯಾರು ಮಾಡಲಾಗ್ತಾರೆ, ಯಾರಿಂದ ನಾವು ಸ್ಫೂರ್ತಿ ಪಡಿಬಹುದು? ಸದ್ಯಕ್ಕಂತೂ ಅದಕ್ಕೆ ಉತ್ತರ ಇಲ್ಲ. ಹಾಗೆಯೇ ಮೂರನೇದು ಏನು ಅಂತ ಹೇಳ್ತಂದ್ರೆ, ಅಧ್ಯಾಪಕರು ನಾವು ಮಾಡಬಹುದಾದ ತಪ್ಪುಗಳನ್ನ ಗುರುತಿಸಿ ಹೇಳ್ತಾರೆ. ಯಂತ್ರವೂ ಹೇಳುತ್ತೆ, ಆದರೆ ಯಂತ್ರ ಏನ್ ಮಾಡುತ್ತೆ, ನೇರವಾಗಿ ಯಾವುದೇ ರೀತಿಯಾದ ಭಾವನೆಗಳನ್ನ ತೋರಿಸದೆ ನೀನೊಬ್ಬ ಮುಕ್ತಾಳ ಅಂತ ಹೇಳುತ್ತೆ. ಆದ್ರೆ ಅಧ್ಯಾಪಕರು ಹಾಗೆ ಹೇಳೋಲ್ಲ. ವಿದ್ಯಾರ್ಥಿಯ ಮನಸ್ಸು ಸೂಕ್ಷ್ಮವಾಗಿರುತ್ತೆ ಅಂತ ಅವರಿಗೆ ಗೊತ್ತು, ಹೇಗೆ ಹೇಳಬೇಕು ಅಂತ ಗೊತ್ತಿರುತ್ತೆ. ಹಾಗಾಗಿ ನಿಧಾನಕ್ಕೆ ನಿನ್ನ ತಿಳುವಳಿಕೆ ತಪ್ಪಾಗಿದೆ, ಇಂಥ ಕಡೆ ತಪ್ಪು ಮಾಡಿದೀಯಾ, ಇದು ಹೀಗಲ್ಲ ಹಾಗೆ ಅನುನಯದಿಂದ ತಿಳಿಸಿಕೊಡುವ ಕಲೆ ಅದು ಶಿಕ್ಷಕರಿಗೆ ಮಾತ್ರ ದಕ್ಕುತ್ತೆ, ಯಂತ್ರಕ್ಕೆ ದಕ್ಕೋದಿಲ್ಲ. ಹಾಗೇನೆ ಎಷ್ಟೋ ಸಂದರ್ಭದಲ್ಲಿ, ಆಗಲ್ಲ ಸರ್ ನನ್ನ ಕೈಯಲ್ಲಿ ಇದು, ಸುಮ್ಮನೆ ನನ್ನ ತಲೆ ಯಾಕೆ ತಿಂತೀರಿ ಅಂತ ಹೇಳ್ಬೋದು. ಯಂತ್ರ ಏನ್ ಹೇಳುತ್ತೆ, ಓಕೆ ನಿನ್ ಕೈಯಲ್ಲಿ ಆಗಲ್ವಾ, ಬಿಟ್ಟು ಬಿಡು ಮುಂದಕ್ಕೆ ಹೋಗು. ಆದ್ರೆ ಅಧ್ಯಾಪಕರು ಹಾಗೆ ಹೇಳುದು, ಹೌದಪ್ಪ ಕಷ್ಟ ಅಂತ ಅನ್ಸುತ್ತೆ, ನನಗೂ ಅನ್ಸಿತ್ತು, ಆದ್ರೆ ಛಲ ಬಿಡದ ತ್ರಿವಿಕ್ರಮನಂತೆ ಕೆಲಸ ಮಾಡ್ತಂದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು. ದಶರಥ ಮಾಂಜಿ ದಿನಕ್ಕೆ ಒಂದೊಂದು ಕಲ್ಲು ತೆಗೆದಾಗ್ತಾ ಇಡೀ ಬೆಟ್ಟವನ್ನೇ ಕರಗಿಸಿ ರಸ್ತೆಯನ್ನ ಮಾಡದ್ನಲ್ಲ, ಅವನು ಆಗಲ್ಲ ಅಂತ ಅಂದ್ಕೊಂಡಿದ್ರೆ ಈ ವಿಶ್ವ ದಾಖಲೆ ಆಗ್ತಿರ್ಲಿಲ್ಲ. ಅದನ್ನ ಅಧ್ಯಾಪಕ ಹೇಳ್ಕೊಡಬಲ್ಲ, ಬೇರೆ ಯಾರು ಹೇಳಲಿಕ್ಕೆ ಸಾಧ್ಯವಾಗಲ್ಲ. ಆಮೇಲೆ ಮುಖ್ಯವಾಗಿ ಒಂದು ನೀತಿಯ ಪ್ರಶ್ನೆ. ನೀವು ಯಂತ್ರವನ್ನ ಕೇಳಿದ್ರೆ ಬಾಂಬ್ ತಯಾರಿಸೋದು ಹೇಗೆ ಅಂತ ಅದು ಮಾಹಿತಿ ಕೊಡುತ್ತೆ. ಅದಕ್ಕೆ ಬೇಕಾದ ಬಿಡಿ ಭಾಗಗಳು ಎಲ್ಲೆಲ್ಲಿ ಸಿಗುತ್ತೆ, ಏನು ಎತ್ತ ಎಲ್ಲವನ್ನೂ ಕೊಡುತ್ತೆ. ಆದರೆ ಬಾಂಬನ್ನ ತಯಾರಿಸ್ಬೇಕಾ, ಅದನ್ನ ಸ್ಫೋಟಿಸ್ಬೇಕಾ, ಜನರನ್ನ ಕೊಲ್ಲಬೇಕಾ ಅನ್ನೋ ತಿಳಿವಳಿಕೆ ಇದೆಯಲ್ಲ, ಪ್ರಜ್ಞೆ ಇದೆಯಲ್ಲ, ಜ್ಞಾನ ಇದೆಯಲ್ಲ, ಅದನ್ನ ಕೇವಲ ಅಧ್ಯಾಪಕ ಕೊಡುತ್ತಲ್ಲ, ಯಂತ್ರ ಯಾವತ್ತಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ಅಧರ್ಮ, ಸತ್ಯ ಸುಳ್ಳು, ಅನುಕೂಲತೆ ಅನಾನುಕೂಲತೆ, ಉಪಕಾರ ಅಪಕಾರ, ಈ ಸೂಕ್ಷ್ಮಗಳನ್ನ ಒಬ್ಬ ಶಿಕ್ಷಕ ಕಲಿಸಬಲ್ಲನೆ ಹೊರತು ಯಂತ್ರಗಳು ಖಂಡಿತ ಕಲಿಸಲ್ಲ. ಸಡ್ಬರಿ ವ್ಯಾಲಿ ಸ್ಕೂಲ್ ಎಕ್ಸ್ಪೆರಿಮೆಂಟ್ ಅಂತ ಒಂದಿದೆ. ಈ ಸಡ್ಬರಿ ಸ್ಕೂಲ್ ಅನ್ನೋದು ಅಮೆರಿಕದಲ್ಲಿ ಆರಂಭಿಸಿದ್ದಾರೆ. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಶಾಲೆಗಳಿವೆ, ಸಡ್ಬರಿ ಶಾಲೆಗಳು. ಈ ಶಾಲೆಯ ವಿಶೇಷ ಏನಪ್ಪಾ ಅಂದ್ರೆ, ಹುಡುಗರು ತಮ್ಮ ಮನಸ್ಸಿಗೆ ಬಂದ ಹಾಗೆ ಇರಬಹುದು. ತಾವೆಲ್ಲ ನೋಡಿದ್ರಿ, ದಿನ ಪೂರ್ತಿ ನಾನು ಆಟ ಆಡಬಹುದಾ, ದಿನ ಪೂರ್ತಿ ಕುಣಿಯಬಹುದಾ, ದಿನ ಪೂರ್ತಿ ನಿದ್ರೆ ಮಾಡಬಹುದಾ, ಮಾಡಿ ಯಾರು ಬೇಡ ಅಂತಾರೆ ನಿಮ್ಗೆ? ಅಧ್ಯಾಪಕರೇ ಇಲ್ವಾ? ಇಲ್ಲ, ಅಧ್ಯಾಪಕರಿದ್ದಾರೆ. ನೀವೇನಾದ್ರೂ ಹೋಗಿ ಕೇಳಿದ್ರೆ ಮಾತ್ರ ಅಧ್ಯಾಪಕರು ಉತ್ತರ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ. ಇಲ್ದಿದ್ರೆ ನಿನಗೆ ಇಷ್ಟ ಬಂದದ್ದನ್ನು ಮಾಡಬಹುದು. ದಿನ ಪೂರ್ತಿ ನಾನು ಚಿತ್ರಕಲೆ ಚಿತ್ರವನ್ನ ಬಿಡಿಸ್ತಾ ಕೂತ್ಕೊಂಡೆ ಅಂದ್ರೆ ಬಿಡಿಸು ಅಂತಾರೆ, ಇಲ್ಲ ದಿನ ಪೂರ್ತಿ ಕ್ರಿಕೆಟ್ ಆಡ್ತೀನಿ ಆಡು ಅಂತಾರೆ. ಇದು ಒಂದು ವಿಶಿಷ್ಟ ಪ್ರಯೋಗ. ಪರೀಕ್ಷೆಗಳೇ ಇಲ್ಲ, ಹೋಮ್ವರ್ಕ್ ಇಲ್ಲ, ಅಸೆಸ್ಮೆಂಟ್ಗಳಿಲ್ಲ, ಏನೂ ಇಲ್ಲ. ಇಂತಹ ಒಂದು ಇದರಿಂದ ಈ ಸಡ್ಬರಿ ಸ್ಕೂಲ್ಗಳೇನಿದೆ ಇಲ್ಲಿ ನೋಡಿ, ಕ್ಲಾಸಸ್ ಇಲ್ಲ, ಫಿಕ್ಸೆಡ್ ಕರಿಕ್ಯುಲಮ್ ಇಲ್ಲ, ಟೀಚರ್ಸ್ ಇಲ್ಲ, ಏನಿಲ್ಲ, ಸುಮ್ಮನೆ ಅಬ್ಸರ್ವ್ ಮಾಡ್ತಿರ್ತಾರೆ ಅಷ್ಟೇ. ಅವರು ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಸಹಾಯ ಮಾಡ್ತಾರೆ, ಇಲ್ದಿದ್ರೆ ಇಲ್ಲ. ಸೊ ಇಫ್ ಟೀಚರ್ಸ್ ಡಿಸಪಿಯರ್, ಫ್ರೀಡಮ್ ವೋಂಟ್ ಲೀಡ್ ಟು ಕ್ರಿಯೇಟಿವಿಟಿ, ಇಟ್ ವಿಲ್. ಹೀಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಬಿಟ್ರೆ ಹುಡುಗರಿಗೆ, ಅವರು ನಿಜಕ್ಕೂ ಬುದ್ಧಿವಂತ ಹುಡುಗರಾಗ್ತಾರಾ ಅಂತ ಪ್ರಯೋಗ ಮಾಡಿದಕ್ಕೆ, ಇಲ್ಲ ಅವರು ಅಷ್ಟೊಂದು ಬುದ್ಧಿವಂತ ಹುಡುಗರು ಆಗಲ್ಲ. ಸಮಾಜ ಹಾಕುವಂತ ಸವಾಲುಗಳು ಏನಿದೆ, ಪ್ರಶ್ನೆಗಳೇನಿವೆ, ಬದುಕಲ್ಲಿ ಬರುವಂತ ಸಮಸ್ಯೆಗಳೇನಿವೆ, ಅವುಗಳನ್ನ ಎದುರಿಸುವ ಧೈರ್ಯ ಬರೋದಿಲ್ಲ.
ಒಬ್ಬ ಮಾರ್ಗದರ್ಶಕ.

ಶಿಕ್ಷಕ ಶಿಕ್ಷಕ ಅನ್ನೋನು ಇರಲೇಬೇಕು ಅಂತ ಪ್ರಾಯೋಗಿಕವಾಗಿ ನಿರೂಪಿಸಿದೆ ಈ ಸಡ್ಬರಿ ಶಾಲೆ. ಈ ಜೋಂಬಿ ಎಫೆಕ್ಟ್ ಆಗುತ್ತೆ ಅಂತ ಕೆಲವು ತಜ್ಞರು ಹೇಳ್ತಾರೆ. ಏನ್ ಹಾಗಂದ್ರೆ, ಶಿಕ್ಷಕರೆಲ್ಲ ಮಾಯ ಆಗ್ಬಿಟ್ರು ಅಂತ ಇಟ್ಕೊಳ್ಳಿ, 20 ವರ್ಷ ಕಳೆದೋಗ್ಬಿಟ್ಟಿದೆ. ಕಳೆದೋದ್ಮೇಲೆ ಹೆಂಗಿರುತ್ತೆ 20 ವರ್ಷ ಆದ್ಮೇಲೆ? ದ ವರ್ಲ್ಡ್ಸ್ ನಾಲೆಜ್ ಪೂಲ್ ವಿಲ್ ಬಿಗಿನ್ ಟು ಶಿಂಕ್ ಅಂತಾರೆ. ಜಗತ್ತಿನ ಜ್ಞಾನ ಅನ್ನೋದು ಏನಿದೆ ಅಲ್ಲಿಯವರೆಗೆ ಏನಿರುತ್ತೆ ಅಷ್ಟೇ ಇರುತ್ತೆ, ಬೆಳೆಯಲ್ಲ ಅದು. ಯಾಕಂದ್ರೆ ಈ ಬುಕ್ಸ್ಗಳಾಗ್ಲಿ ಇಂಟರ್ನೆಟ್ ಆಗ್ಲಿ ಮತ್ತೊಂದಾಗ್ಲಿ ಇದೇನು ಸೃಷ್ಟಿ ಮಾಡಿಟ್ಟಿದೀವಿ ಅದಷ್ಟನ್ನೇ ಕಾಪಾಡುತ್ತೆ, ಹೊಸದಾಗೇನು ಸೃಷ್ಟಿ ಮಾಡ್ತಾ ಇಲ್ಲ. ದೇ ಡು ನಾಟ್ ಟೀಚ್ ಹೌ ಟು ಥಿಂಕ್ ಕ್ರಿಟಿಕಲಿ. ವಿದ್ಯಾರ್ಥಿಗಳಿಗೆ ನೀನು ಯೋಚನೆ ಮಾಡಬೇಕು, ಸಕ್ರಿಯ ಆಲೋಚನೆ ಮಾಡಬೇಕು, ಉಳಿತು ಕೆಡುಕನ್ನ ಯೋಚನೆ ಮಾಡಿ ನೀನು ಬದುಕಲ್ಲಿ ಮುಂದುವರಿಬೇಕು, ಇದ್ಯಾವುದೂ ಇಲ್ಲ. ಸೊ ಎಲ್ಲರೂ ಕಾಪಿ ಪೇಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಹೊರತು ಹೊಸತು ಅನ್ನೋದು ಏನೂ ಇರುವುದಿಲ್ಲ. ಉಪ್ಪಿಟ್ಟು ಅಂದ್ರೆ ಉಪ್ಪಿಟ್ಟೇ, ಬೆಳಿಗ್ಗೆ ಉಪ್ಪಿಟ್ಟು, ಮಧ್ಯಾಹ್ನ ಉಪ್ಪಿಟ್ಟೆ, ಉಪ್ಪಿಟ್ಟು ಇಡೀ ವರ್ಷ ಪೂರ್ತಿ ಉಪ್ಪಿಟ್ಟು ತಿನ್ನಕ್ಕಾಗುತ್ತ? ಹಾಗೆಯೇ ಹೊಸತು ಅನ್ನೋದು ಇಲ್ಲದೆ ಎಲ್ಲವೂ ಕಾಪಿ ಪೇಸ್ಟ್ ಆಗುತ್ತೆ 20 ವರ್ಷಗಳಲ್ಲಿ ಅಂತ ಹೇಳ್ತಾರೆ. ಇದನ್ನ ಜೂಮಿ ಎಫೆಕ್ಟ್ ಅಂತ ಕರೆದಿದ್ದಾರೆ ತಜ್ಞರು. ಅಂದ್ರೆ ಒಬ್ಬ ಶಿಕ್ಷಕ ಏನಾಗಬಹುದು ಅಂತ ಹೇಳ್ತಂದ್ರೆ, ಎ ಲಿವಿಂಗ್ ಬ್ರಿಡ್ಜ್ ದಟ್ ಟರ್ನ್ಸ್ ನಾಲೆಜ್ ಇನ್ ಟು ವಿಸ್ಡಮ್. ಈಗಾಗಲೇ ಟೊಮೆಟೊ ಹಣ್ಣಿನ ಉದಾಹರಣೆ ಕೊಟ್ಟಿದ್ದೆ. ಹಾಗಾಗಿ ನಿಮ್ಮ ಮಾಹಿತಿ ಜ್ಞಾನ ಏನಿದೆ ಅದನ್ನ ಪ್ರಜ್ಞೆಯನ್ನಾಗಿ ತಿಳಿವಳಿಕೆಯನ್ನಾಗಿ ಪರಿವರ್ತಿಸೋದಕ್ಕೆ ಒಬ್ಬ ಅಧ್ಯಾಪಕ ಶಿಕ್ಷಕ ಬೇಕು. ಕೆಲವು ಉದಾಹರಣೆಗಳನ್ನು ಕೊಡ್ತಾ ಇದ್ದೇನೆ. ಕುರುಕ್ಷೇತ್ರ ಯುದ್ಧ ಆರಂಭವಾಗಬೇಕು. ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ, ಎರಡೂ ಸೈನ್ಯದ ಮಧ್ಯೆ ಹೋಗಿ ರಥವನ್ನು ನಿಲ್ಲಿಸು. ಕೃಷ್ಣ ನಿಲ್ಲಿಸ್ತಾನೆ, ಅರ್ಜುನ ನೋಡ್ತಾನೆ ಎದುರುಗಡೆ ಅಜ್ಜ ಭೀಷ್ಮ ಪಿತಾಮಹ ಇದ್ದಾನೆ, ಗುರುಗಳಿದ್ದಾರೆ, ದ್ರೋಣಾಚಾರ್ಯ ಕೃಪಾಚಾರ್ಯ, ಬಂಧುಗಳು ಬಾಂಧವರು ಗೆಳೆಯರು ಎಲ್ಲರೂ ಇದ್ದಾರೆ. 11 ಅಕ್ಷೋಹಿಣಿ ಸೈನ್ಯ ನಿಂತಿದೆ. ಇವರನ್ನೆಲ್ಲ ನಾನು ಕೊಲ್ಲಬೇಕಾ? ಇವರನ್ನೆಲ್ಲ ಕೊಂದು ನಾನು ಸಿಂಹಾಸನವನ್ನ ಪಡೆದ್ರೆ ನಾನು ಸುಖವಾಗಿರ್ತೀನ? ಅವನಿಗೆ ತುಂಬಾ ನೋವಾಗುತ್ತೆ, ವಿಷಾದವಾಗುತ್ತೆ. ಆ ಕ್ಷಣದಲ್ಲಿ ಅವನೇನ್ ಹೇಳ್ತಾನೆ, ನನಗೆ ಯುದ್ಧ ಬೇಡ ಅಂತ ಬಿಲ್ಲು ಬಾಣ ಬಿಸಾಕಿ ನಾನು ಸನ್ಯಾಸಿ ಆಗ್ತೇನೆ ಅಂತ ಹೊರಟ್ಬಿಡ್ತಾನೆ. ಕಾಡು ಹೋಗ್ತೇನೆ ನಾನು ಅಂತ ಅರ್ಜುನ ಅವನನ್ನ ಕರೆದು ಕೃಷ್ಣ ಕರ್ಮಣ್ಯವಾದಿಕಾರಸ್ಥೆ ಮಹಾಫಲೇಶ ಪದಾರ್ಶನ, ನೀನ್ ಕೆಲಸ ನೀನ್ ಮಾಡಪ್ಪ, ಇವರನ್ನೆಲ್ಲ ಈಗಾಗಲೇ ಕೊಂದಾಕ್ಬಿಟ್ಟಿದೀನಿ ನಾನು, ನೀನು ನೆಪ ಮಾತ್ರ. ಹೀಗೆ ಒಂದು ಆಪ್ತ ಸಲಹೆಯನ್ನ ನೀಡಿ, ತಿಳಿವಳಿಕೆಯನ್ನ ನೀಡಿ, ಸಾಮಾನ್ಯ ಜ್ಞಾನವನ್ನ ನೀಡಿ, ನಿನ್ನ ಕೆಲಸ ನೀನ್ ಮಾಡಬೇಕು, ಕ್ಷತ್ರಿಯನಾಗಿ ನಿನ್ನ ಕೆಲಸ ಯುದ್ಧ ಮಾಡೋದು ನೀನು ಮಾಡು ಅಂತ ಹೇಳ್ತಾನೆ. ಕೃಷ್ಣ ಮಾಡಿದಾಗ ಆ ಯುದ್ಧದಲ್ಲಿ ಪಾಂಡವರಿಗೆ ಜಯ ಬರುತ್ತೆ. ಅರ್ಜುನನ ಹತ್ತಿರ ಎಲ್ಲ ರೀತಿಯ ಅಸ್ತ್ರಶಸ್ತ್ರಗಳು ಇದ್ವು. ನೀವು ಯಾವ ಅಸ್ತ್ರ ಕೇಳ್ತೀರಿ, ಯಾವ ಶಸ್ತ್ರ ಕೇಳ್ತೀರಿ, ಬ್ರಹ್ಮಾಸ್ತ್ರದವರೆಗೆ ಎಲ್ಲವೂ ಇದ್ವು. ಹಾಗೆ ಒಬ್ಬ ವಿದ್ಯಾರ್ಥಿ ಹತ್ರ ಡಿಗ್ರಿ ಇದೆ, ಲ್ಯಾಪ್ಟಾಪ್ ಇದೆ, ಟೆಕ್ನಿಕಲ್ ಸ್ಕಿಲ್ ಇದೆ, ಎಲ್ಲವೂ ಇದೆ. ಆದ್ರೆ ಅದನ್ನು ಹೇಗೆ ಬಳಸ್ಬೇಕು, ಬದುಕಲ್ಲಿ ಬಂದಿರತಕ್ಕಂತ ಸಮಸ್ಯೆಯನ್ನ ನಿವಾರಿಸ್ಲಿಕ್ಕೆ ಇದನ್ನ ಬಳಸೋದು ಹೇಗೆ? ಆ ಜ್ಞಾನವನ್ನ ಕಲಿಸ್ಲಿಕ್ಕೆ ಒಬ್ಬ ಶಿಕ್ಷಕ, ಕೃಷ್ಣನಂತಹ ಶಿಕ್ಷಕ ನಮಗೆ ಬೇಕು. ಇನ್ಗೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬದುಕಲ್ಲಿ ಅನ್ನೋ ಸ್ಥಿತಿಯನ್ನ ನಾವು ತಲುಪಿದಾಗ, ಇಲ್ಲಪ್ಪ ಪ್ರಪಂಚ ವಿಶಾಲವಾಗಿದೆ, ಹೆದರ್ಬೇಡ, ಹೀಗೆ ನಡಿ ಅಂತ ಮಾರ್ಗದರ್ಶನ ನೀಡೋಕೆ ಜೀವಂತ ಶಿಕ್ಷಕ ಇರಬೇಕೇ ಹೊರತು ಯಂತ್ರಗಳು ಅಂತಹ ಮಾರ್ಗದರ್ಶನ ನೀಡಲಿಕ್ಕೆ ಸಾಧ್ಯ ಇಲ್ಲ. ಈ ಕಥೆಯೂ ಸಹ ಮಹಾಭಾರತದ್ದು, ನಿಮಗೆ ಗೊತ್ತಿದೆ. ಏಕಲವ್ಯ ಆತ ನಿಷಾದನಾಗಿದ್ದ ಕಾರಣ ಗುರು ದ್ರೋಣ ವಿದ್ಯೆ ಕಲಿಸಲ್ಲ. ಜೊತೆಗೆ ಗುರು ದ್ರೋಣ ಮೂಳಿಗಕ್ಕೆ ಇರ್ತಾನೆ ಕೌರವರ ಬಳಿ. ಏನ್ ಮಾತು ಕೊಟ್ಟಿರ್ತಾನೆ, ನಾನು ಕೌರವ ಪಾಂಡವರಿಗೆ ಮಾತ್ರ ವಿದ್ಯೆ ಕಲಿಸ್ತೇನೆ, ಯಾರಿಗೂ ಕಲಿಸಲ್ಲ. ಇಲ್ಲೇನಾಗ್ತಾ ಇದೆ, ವಿದ್ಯೆ ಕಲಿಸಲ್ಲ ಅಂದಾಗ ಆತನ ಮೂರ್ತಿಯನ್ನ ಮಾಡಿಕೊಂಡು ಸ್ವಂತ ಶಕ್ತಿಯನ್ನ ಬುದ್ಧಿಶಕ್ತಿಯನ್ನ ಬಳಸ್ಕೊಂಡು ಆತ ವಿಲ್ವಿದ್ಯೆಯನ್ನ ಕಲಿತಾನೆ.

ಕೊನೆಗೆ ಗೊತ್ತಾಗುತ್ತೆ, ಪಾಂಡವರು ಕಾಡಲ್ಲಿ ಬೇಟೆಗೆ ಅಂತ ಬಂದಾಗ ಒಂದು ನಾಯಿ ಬೊಗಳುತ್ತಾ ಬರುತ್ತೆ. ಆಗ ಏಕಲವ್ಯ ಶಬ್ದಭೇದಿ ವಿದ್ಯೆಯನ್ನ ಬಳಸಿ ಆ ನಾಯಿಗೆ ಅದರ ಬಾಯಿ ತುಂಬಾ ಬಾಣಗಳನ್ನ ತುಂಬುತ್ತಾನೆ, ಅದು ವಾಪಸ್ ಹೋಗುತ್ತೆ. ಮುಂದೆ ನಡೆದ ಕತೆ ಗೊತ್ತು ನಿಮಗೆ. ಗುರುದಕ್ಷಿಣೆಯಾಗಿ ಹೆಬ್ಬೆರಳನ್ನ ಕೇಳ್ತಾನೆ. ಹಾಗೆಯೇ ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ, ಅವನ ಹತ್ರ ಪುಸ್ತಕಗಳಿವೆ, ಯೂಟ್ಯೂಬ್ ವಿಡಿಯೋ ಇದೆ, ಇಂಟರ್ನೆಟ್ ಇದೆ, ಎಲ್ಲವೂ ಇದೆ. ಆದರೆ ಅವನಿಗೆ ತಿಳಿವಳಿಕೆ ಅನ್ನೋದು ಕೊಡೋಲ್ಲ. ಇಲ್ಲಿ ಏಕಲವ್ಯನಿಗೆ ಎಲ್ಲವೂ ಗೊತ್ತು, ಆದರೆ ಶಬ್ದವೇದಿ ಅನ್ನೋ ಅಸ್ತ್ರವನ್ನ ಎಲ್ಲಿ ಪ್ರಯೋಗಿಸಬೇಕು, ಎಲ್ಲಿ ಪ್ರಯೋಗಿಸಬಾರದು ಅನ್ನೋ ಸಾಮಾನ್ಯ ಜ್ಞಾನ ಅವನಿಗಿರಲಿಲ್ಲ. ಒಂದು ನಾಯಿಯ ಮೇಲೆ ಪ್ರಯೋಗಿಸಬಹುದಾ ಅಂತಹ ಅದ್ಭುತವಾದ ಬಾಣವನ್ನ ಒಬ್ಬ ಗುರು ಇದ್ದಿದ್ರೆ ಒಂದು ಅಸ್ತ್ರವನ್ನ ಯಾವ ಸಂದರ್ಭದಲ್ಲಿ ಪ್ರಯೋಗಿಸಬೇಕು, ಯಾವ ಸಂದರ್ಭದಲ್ಲಿ ಪ್ರಯೋಗಿಸಲೇಬಾರದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ರು. ಅಶ್ವತ್ಥಾಮನ ಉದಾಹರಣೆ ತಗೊಳ್ಳಿ. ಕುರುಕ್ಷೇತ್ರದ ಯುದ್ಧದ ಕೊನೆಯಲ್ಲಿ ಬ್ರಹ್ಮಾಸ್ತ್ರವನ್ನ ಬಿಡ್ತಾನೆ ಅಂತ, ಅರ್ಜುನನು ಬ್ರಹ್ಮಾಸ್ತ್ರ ಬಿಡ್ತಾನೆ. ಆಗ ಬಂದಂತ ವೇದವ್ಯಾಸರು, ದಯವಿಟ್ಟು ನಿಮ್ಮ ನಿಮ್ಮ ಅಸ್ತ್ರಗಳನ್ನ ವಾಪಸ್ ತಗೊಳ್ಳಿ, ಇಲ್ಲದೆ ಹೋದರೆ ಪ್ರಪಂಚ ಸುಟ್ಟು ಹೋಗುತ್ತೆ ಅಂದಾಗ ಅರ್ಜುನ ವಾಪಸ್ ತಗೋತಾನೆ. ಆದರೆ ಅಶ್ವತ್ಥಾಮ ತಗೊಳ್ಳಿಕ್ಕಾಗಲ್ಲ, ಯಾಕಂದ್ರೆ ಅವನು ಅರೆಬರೆ ಕಲ್ತಿದ್ದಾನೆ, ಪೂರ್ತಿ ಕಲ್ತಿಲ್ಲ. ಹಾಗೆ ನೀವು ಯೂಟ್ಯೂಬಿಂದ ಇಂಟರ್ನೆಟ್ ಇಂದ ಕಲಿತು ನಾನು ಡಿಗ್ರಿ ಪಡಿತೇನೆ ಅಂದರೆ ಮಾಹಿತಿ ಸಿಗುತ್ತೆ ನಿಮಗೆ, ನಾಲೆಡ್ಜು ಇನ್ಫಾರ್ಮೇಶನ್ ಸಿಗುತ್ತೆ, ಆದರೆ ವಿಸ್ಡಮ್ ಖಂಡಿತ ಸಿಗಲ್ಲ. ಯಾಕೆ ಏಕಲವ್ಯನಿಗೆ ಆ ಬೆರಳನ್ನ ಕೇಳದ ಅಂದ್ರೆ ವಿಸ್ಡಮ್ ಇಲ್ದಿರೋ ಕಾರಣಕ್ಕೆ ಬೆರಳನ್ನ ತಗೋತಾನೆ. ನಿನ್ನನ್ನು ಹೀಗೆ ಬಿಟ್ಟರೆ ಮುಂದೆ ಸಾಮಾನ್ಯ ಜ್ಞಾನ ಇಲ್ಲದೆ ಎಲ್ಲಂದ್ರಲ್ಲಿ ಯಾವುದಂದ್ರೆ ಆ ಅಸ್ತ್ರವನ್ನು ಪ್ರಯೋಗಿಸ್ತಾ ಬಂತು ಅಂದರೆ ಕಷ್ಟ ಆಗುತ್ತಪ್ಪ ಅಂತ ಹೇಳಿ ಬೆರಳನ್ನ ತಗೊಂಡ ಅಂತ ಒಂದು ವಿವರಣೆ ಉಂಟು. ಹಾಗಾಗಿ ನೀವೆಷ್ಟೇ ಪ್ರತಿಭಾವಂತರಾಗಿದ್ದರೂ ಸಹ ನಿಮಗೆ ಈ ವಿಸ್ಡಮ್ ಕೊಡೋದಕ್ಕೆ ಒಬ್ಬ ಅಧ್ಯಾಪಕ ಇರಬೇಕು. ಇದು ಒಂದು ಗ್ರೀಕ್ ಪುರಾಣದ ಕಥೆ. ಡೀಡಲಸ್ ಮತ್ತು ಇಕಾರಸ್ ಅಂತ ತಂದೆ ಮಗ. ಡೀಡಲಸ್ ಅದ್ಭುತವಾದ ಒಬ್ಬ ತಂತ್ರಜ್ಞ, ರೆಕ್ಕೆಗಳನ್ನು ರೂಪಿಸ್ತಾನೆ, ಅದಕ್ಕೆ ಮೇಣವನ್ನ ಹಚ್ಚಿ ಜೋಡಿಸಿ ಮಗನಿಗೆ ಆ ಎರಡೂ ರೆಕ್ಕೆನ ಸೇರಿಸ್ತಾನಂತೆ. ಮಗನೇ ಹೇಳ್ತಾನೆ, ಮಗನೇ ಇದು ಮೇಣದಿಂದ ಆಗಿರೋ ರೆಕ್ಕೆಗಳು, ಹಾಗಾಗಿ ನೀನು ತುಂಬಾ ಮೇಲಕ್ಕೆ ಸೂರ್ಯನಿಗೆ ಹತ್ತಿರಕ್ಕೂ ಹಾರಬಾರ್ದು, ಹಾಗೆ ಕೆಳಗಡೆ ಸಮುದ್ರ ಇದೆಯಲ್ಲ ಸಮುದ್ರದ ನೀರು ತಾಗುವ ಹಾಗೂ ನೀನು ಹಾರಬಾರ್ದು, ಮಧ್ಯೆ ಮಾತ್ರ ಹಾರ್ಕೊಂಡಿರಬಹುದು ಅಂತ ಅಪ್ಪ ಹೇಳ್ತಾನೆ. ಆದರೆ ಮಗನಿಗೆ ಯೌವನ ಅನ್ನೋದೊಂದಿರುತ್ತಲ್ಲ, ಯೂತ್ ಅನ್ನೋದಿರುತ್ತಲ್ಲ, ಹಾಗಾಗಿ ಎನರ್ಜಿ ಮತ್ತು ಪ್ಯಾಷನ್ ತುಂಬಾ ಇದ್ದ ಕಾರಣ ಅಪ್ಪ ಹೇಳಿದಂತ ಆ ವಿಸ್ಡಮ್ ಅನ್ನೋದು ಏನಿದೆ, ಅಪ್ಪ ಕೊಟ್ಟಂತ ವಿಸ್ಡಮ್ ಅನ್ನ ಅದನ್ನ ಬಿಟ್ಟು ಮರೆತು ಬಿಟ್ಟು ಸೂರ್ಯನ ಹತ್ತಿರ ಹೋಗ್ತಾನೆ. ಮೇಣ ಕರಗುತ್ತೆ, ಅಲ್ಲಿಂದ ನೇರವಾಗಿ ಕೆಳಕ್ಕೆ ಬಿದ್ದು ಸಾಯ್ತಾನೆ. ಹಾಗಾಗಿ ವಿಸ್ಡಮ್ ಟೀಚರ್ ಕೊಡುವಂತ ವಿಸ್ಡಮ್ ಏನಿದೆ, ಆ ವಿಸ್ಡಮ್ನ ಯಾವುದೇ ಯಂತ್ರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಿಸ್ಡಮ್ ಅನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ. ಹೆಲನ್ ಕೆಲರ್ ಹೆಸರು ಕೇಳಿರ್ತೀರ. ಈಕೆಗೆ ಜನ್ಮದತ್ತವಾಗಿ ಕಣ್ಣು ಕಾಣ್ತಾ ಇರಲಿಲ್ಲ, ಕಿವಿ ಕೇಳಿಸ್ತಾ ಇರಲಿಲ್ಲ, ಮಾತು ಬರ್ತಾ ಇರಲಿಲ್ಲ. ಎಷ್ಟು ಹಠ ಮಾಡೋಳು ಮನೆಯಲ್ಲಿ ಅಂದರೆ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗೋಳು ಹೊಯ್ಕೋತಾ ಇದ್ಲು ಅಪ್ಪ ಅಮ್ಮಂದ್ರನ್ನ. ಆಗ ಒಬ್ಬ ಅಧ್ಯಾಪಕರು ಆನಿ ಸಲಿವಾನ್ ಅಂತ ಬರ್ತಾರೆ. ಅವರು ಎಷ್ಟು ತಾಳ್ಮೆಯಿಂದ ಕಣ್ಣು ಕಾಣದ, ಕಿವಿ ಕೇಳದ, ಮಾತು ಬರದ ಈಕೆಗೆ ಪಾಠವನ್ನ ಹೇಳ್ಕೊಡ್ತಾಳೆ ಅಂದ್ರೆ ಮುಂದೆ ಈಕೆ ಬಹುದೊಡ್ಡ ಲೇಖಕಿ ಆಗ್ತಾಳೆ. ಯಾರು ಬದುಕಲ್ಲಿ ಸೋತಿರ್ತಾರೋ ಅವರೆಲ್ಲರಿಗೂ ಸಹ ಧೈರ್ಯವನ್ನ ತುಂಬುತ್ತಾಳೆ. ಹೇಗೆ? ಸ್ಪರ್ಶ ಜ್ಞಾನದಿಂದ ಕೈಯಲ್ಲಿ ಕೈ ಮೇಲೆ ನೀರು ಹೋಯ್ತಾಳೆ, ಫಸ್ಟ್ ತಣ್ಣ ಗೊತ್ತಾಗುತ್ತೆ, ಆಮೇಲೆ ಬರೆಸ್ತಾಳೆ ಅದನ್ನ. ಇದು ವಾಟರ್ ಅಂತ WATER ಅಂತ ಬರೆದರೆ ಕೈ ಮೇಲೆ ಅದನ್ನ ನೋಡ್ಕೊಂಡು ಓಹೋ ಇದಕ್ಕೆ ವಾಟರ್ ಅಂತ ಕರೀತಾರೆ. ಹೀಗೆ ಅಪಾರ ತಾಳ್ಮೆ ಇಟ್ಕೊಂಡು ಆನಿ ಸಲಿವಾನ್ ಎಷ್ಟು ಕಲಿಸ್ತಾಳೆ ಹೆಲನ್ ಕೆಲರಿಗೆ.

0: ಕಲ್ಪಿಸಿಕೊಳ್ಳಿಕ್ಕೆ ನಾವು ಸಾಧ್ಯ ಇಲ್ಲ.
1: ಇದು ಓರ್ವ ಜೀವಂತ ಅಧ್ಯಾಪಕರಿಂದ ಸಾಧ್ಯವೇ ಹೊರತು ಒಂದು ಯಂತ್ರ ಖಂಡಿತ ಇಂತಹ ಕೆಲಸವನ್ನ ಮಾಡೋದಿಲ್ಲ. 10 ವರ್ಷದ ಹುಡುಗನಿಗೆ ಹಕ್ಕಿ ಹೇಗೆ ಹಾರುತ್ತೆ ಅನ್ನೋದನ್ನ ವಿವರಿಸಲಿದೆ. ರಾಮೇಶ್ವರದ ತೀರಕ್ಕೆ ಕರ್ಕೊಂಡು ಹೋಗಿ ಹಕ್ಕಿಗಳು ಹಾರೋದನ್ನ ತೋರಿಸಿ ಆ ತತ್ವಗಳನ್ನ ವಿವರಿಸ್ತಾರಂತೆ. ಹಾಗಾಗಿ ಆ ಶಿವಸುಬ್ರಹ್ಮಣ್ಯ ಅಯ್ಯರವರನ್ನ ಜೀವನ ಪರ್ಯಂತ ನೆನೆಸ್ಕೊತಾರೆ. ನಿಮ್ಮ ಬದುಕಲ್ಲಿ ಯಾವ ಅಧ್ಯಾಪಕರು ಈ ಶಿವಸುಬ್ರಹ್ಮಣ್ಯಂ ಅಯ್ಯರಂತಹ ಸ್ಥಾನವನ್ನ ಪಡಿಬಲ್ರು? ದಯವಿಟ್ಟು ಆಲೋಚನೆ ಮಾಡ್ಕೊಡಿ. ಯಾಕಂದ್ರೆ ಬದುಕಲ್ಲಿ ನಾವೇನಾಗಬೇಕು ಅಂತ ನಿರ್ಧರಿಸೋದಕ್ಕೆ ಅಧ್ಯಾಪಕರು ಬಹುದೊಡ್ಡ ಪ್ರಭಾವ ಬೀರ್ತಾರೆ. ನಾನು ಸಹ ನನ್ನ ಬದುಕಲ್ಲಿ ಒಬ್ಬ ವೈದ್ಯನಾಗೋದಕ್ಕೆ ಇಬ್ಬರು ಅಧ್ಯಾಪಕರು ಕಾರಣ. ರಾಮಚಂದ್ರ ಶರ್ಮ ತ್ಯಾಗಲಿ ಅಂತ, ಸಂಪಟೂರು ವಿಶ್ವನಾಥ್ ಅಂತ, ಅವರು ನೀಡಿದ ಪ್ರೋತ್ಸಾಹ, ಧೈರ್ಯ, ಮಾರ್ಗದರ್ಶನದಿಂದ ಇವತ್ತು ಒಬ್ಬ ವೈದ್ಯನಾಗಿದ್ದೇನೆ. ಹಾಗಾಗಿ ಒಬ್ಬ ಜೀವಂತ ಅಧ್ಯಾಪಕರು ಕೊಡಬಹುದೇ ಹೊರತು ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶಿಕ್ಷಕರು ನಮಗೆ ಬೇಕೇ ಬೇಕಾಗುತ್ತೆ, ಅದನ್ನ ಯಾವ ಕಾರಣಕ್ಕೂ ನಾವು ಮರೆಯಬಾರದು. ಧನ್ಯವಾದಗಳು, ನಮಸ್ತೆ, ಮತ್ತೆ ಭೇಟಿಯಾಗೋಣ.
2: ಕೇಳುಗರೆ, ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಇಲ್ಲದಿದ್ದರೆ ಎಂಬ ವಿಷಯದ ಕುರಿತು ತಟ್ಟಂತ ಹೇಳಿ ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮದ ನಿರೂಪಕರಾದ ಡಾಕ್ಟರ್ ಎನ್ ಸೋಮೇಶ್ವರರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರೀತಿಯ ಜನತ್ ಫನಿ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಬೆಳಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನ್ಸ್ 43 ರೂಪಾಯಿ, ಪೆನ್ಸಿಲ್ ಬೀನ್ಸ್ 38 ರೂಪಾಯಿ, ಹಸಿಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 5 ರೂಪಾಯಿ, ಸುನಾಮಿ 7 ರೂಪಾಯಿ, ಎಳವನ 7 ರೂಪಾಯಿ, ಗುಂಡು ಬದನೆಕಾಯಿ 14 ರೂಪಾಯಿ, ಕುಂಬಳಕಾಯಿ 4 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡಬಲಕಾಯಿ 17 ರೂಪಾಯಿ, ತೊಂಡೆಕಾಯಿ 12 ರೂಪಾಯಿ, ಆಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 23 ರೂಪಾಯಿ, ಪೈರ್ 38 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 7 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬಜ್ಜಿ ಮೆಣಸಿನಕಾಯಿ 28 ರೂಪಾಯಿ, ಬೆಂಡೆಕಾಯಿ 17 ರೂಪಾಯಿ, ಟೊಮೊಟೊ 15 ರೂಪಾಯಿ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಇವತ್ತಿನ ಮಾರುಕಟ್ಟೆ ಬೆಲೆ ಸಮಯ 10:21ಕ್ಕೆ ಪ್ರಸಾರವಾಗಲಿದೆ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ವಿದ್ಯುತ್ತನ್ನ ನುಂಗುವ ರಕ್ತ ಪಿಶಾಚಿ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮ

ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿದ್ಯುತ್ತನ್ನ ನುಂಗುವ ರಕ್ತ ಪಿಶಾಚಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸಾಮಾನ್ಯವಾಗಿ ಮನೆಗಳಲ್ಲಿ ಅಥವಾ ಕಚೇರಿಗಳಲ್ಲಿ ವಿದ್ಯುತ್ ಬಿಲ್ ನಿರೀಕ್ಷೆಗಿಂತ ಹೆಚ್ಚಾಗಿ ಬಂದಾಗ ನಾವು ಲೈಟ್, ಫ್ಯಾನ್ ಅಥವಾ ಎಸಿಯನ್ನ ಜಾಸ್ತಿ ಬಳಸಿದ್ದೇವೆ ಎಂದು ಯೋಚಿಸುತ್ತೇವೆ. ಆದರೆ ನಮಗೆ ಅರಿವಿಲ್ಲದೆ ನಾವು ಯಾವುದೋ ಉಪಕರಣವನ್ನ ಚಾಲನೆ ಮಾಡದಿರುವಾಗಲೂ ವಿದ್ಯುತ್ ಪೋಲಾಗುತ್ತಿದ್ದಂತೆ ಎಂಬುದು ಬಹುತೇಕರಿಗೆ ತಿಳಿದಿಲ್ಲ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಭಾಷೆಯಲ್ಲಿ ಈ ಪ್ರಕ್ರಿಯೆಯನ್ನು ವ್ಯಾಂಪೈರ್ ಎಲೆಕ್ಟ್ರಿಸಿಟಿ ಅಥವಾ ಫ್ಯಾಂಟಮ್ ಲೋಡ್, ಸ್ಟ್ಯಾಂಡ್ ಬೈ ಪವರ್ ಹಾಗೂ ಲೀಕ್ ಎಲೆಕ್ಟ್ರಿಸಿಟಿ ಎಂದು ಕರೆಯಲಾಗುತ್ತದೆ. ಜಾನಪದ ಕಥೆಗಳಲ್ಲಿ ಬರುವ ವ್ಯಾಂಪೈರ್ ಅಂದರೆ ರಕ್ತ ಪಿಶಾಚಿಗಳು ಕತ್ತಲೆಯಲ್ಲಿ ರಹಸ್ಯವಾಗಿ ರಕ್ತವನ್ನು ಹೀರಿದರೆ ಈ ಆಧುನಿಕ ವಿದ್ಯಮಾನ ಉಪಕರಣಗಳು ಫ್ಲಗ್ನಲ್ಲಿ ಸ್ವಿಚ್ ಆನ್ ಇದ್ದಾಗ ರಹಸ್ಯವಾಗಿ ವಿದ್ಯುತ್ತನ್ನು ಹೀರುತ್ತವೆ. ಏನಿದು ವ್ಯಾಂಪೈರ್ ಎಲೆಕ್ಟ್ರಿಸಿಟಿ ಎಂದರೆ ಇದರ ಕಾರ್ಯವಿಧಾನ ಹೇಗೆ ಎನ್ನುವುದು ನೋಡುವುದಾದರೆ, ನಾವು ಟಿವಿಯನ್ನು ನೋಡಿದ ನಂತರ ರಿಮೋಟ್ನಲ್ಲಿ ಆಫ್ ಮಾಡುತ್ತೇವೆ, ಆದರೆ ಗೋಡೆಯ ಮೇಲಿರುವ ಮೇನ್ ಸ್ವಿಚ್ ಆನ್ ಸ್ಥಿತಿಯಲ್ಲಿ ಇರುತ್ತದೆ. ಅಥವಾ ಮೊಬೈಲ್ ಚಾರ್ಜ್ ಆದ ನಂತರ ಚಾರ್ಜ್ನಿಂದ ಫೋನ್ ತೆಗೆಯುತ್ತೇವೆ, ಆದರೆ ಸ್ವಿಚ್ ಆಫ್ ಮಾಡಿರುವುದಿಲ್ಲ. ಈ ಸ್ಥಿತಿಯಲ್ಲಿ ಉಪಕರಣಗಳು ಮೇಲ್ನೋಟಕ್ಕೆ ಬಂದ್ ಆಗಿದ್ದರೂ ಅವುಗಳ ಒಳಗಿನ ಆಂತರಿಕ ಸರ್ಕ್ಯೂಟ್ಗಳು, ಟ್ರಾನ್ಸ್ಫಾರ್ಮ್ಗಳು, ಎಲ್ಇಡಿಗಳು, ಡಿಸ್ಪ್ಲೇ ಲೈಟ್ಗಳು, ಡಿಜಿಟಲ್ ಗಡಿಯಾರಗಳು ಮತ್ತು ರಿಸೀವರ್ಗಳನ್ನು ಸಕ್ರಿಯವಾಗಿಡಲು ನಿರಂತರ ವಿದ್ಯುತ್ ಸರಬರಾಜಿನ ಅಗತ್ಯವಿರುತ್ತದೆ. ಆಧುನಿಕ ಸಾಧನಗಳು ನಾವು ರಿಮೋಟ್ನ ಒಂದು ಬಟನ್ ಒತ್ತಿದ ತಕ್ಷಣ ಅಥವಾ ವಾಯ್ಸ್ ಕಮಾಂಡ್ ನೀಡಿದ ತಕ್ಷಣ ಸ್ಪಂದಿಸಲು ಸದಾ ಜಾಗೃತ ಸ್ಥಿತಿಯಲ್ಲಿರುತ್ತವೆ. ಈ ನಿರಂತರ ಜಾಗೃತ ಸ್ಥಿತಿಯೇ ವ್ಯಾಂಪೈರ್ ಶಕ್ತಿಯ ಮೂಲವಾಗಿದೆ. ನಾವು ದಿನನಿತ್ಯ ಬಳಸುವ ಅನೇಕ ವಿದ್ಯುತ್ಮಾನ ಉಪಕರಣಗಳು ನಮಗೆ ಗೊತ್ತಿಲ್ಲದಂತೆ ವ್ಯಾಂಪೈರ್ ಎಲೆಕ್ಟ್ರಿಸಿಟಿಗೆ ಕಾರಣವಾಗುತ್ತದೆ. ಟಿವಿ ಮತ್ತು ಸೆಟ್ ಲ್ಯಾಪ್ಟಾಪ್ ಬಾಕ್ಸ್ಗಳು ರಿಮೋಟ್ ಸಿಗ್ನಲ್ಗೆ ಕಾಯಲು, ತಂತ್ರಾಂಶ ಆಟೋ ಅಥವಾ ಅಪ್ಡೇಟ್ ಆಗಲು ಮತ್ತು ಸಮಯ ತೋರಿಸಲು ಇವು 24 ಗಂಟೆಯೂ ವಿದ್ಯುತ್ತನ್ನು ಹೀರುತ್ತವೆ. ಮೊಬೈಲ್, ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಲೆಟ್ ಚಾರ್ಜರ್ಗಳು ಸಂಪರ್ಕಿಸದೇ ಇದ್ದರೂ ಫ್ಲಗ್ ಸ್ವಿಚ್ ಆನ್ ಇದ್ದರೆ ಚಾರ್ಜರ್ನ ಒಳಗಿರುವ ಸಣ್ಣ ಟ್ರಾನ್ಸ್ಫಾರ್ಮ್ಗಳು ವಿದ್ಯುತ್ ಶಕ್ತಿಯನ್ನು ಉಷ್ಣವಾಗಿ ಪರಿವರ್ತಿಸಿ ವ್ಯರ್ಥ ಮಾಡುತ್ತದೆ. ಮೈಕ್ರೋ ಓವನ್ ಮತ್ತು ವಾಷಿಂಗ್ ಮಿಷಿನ್ಗಳಲ್ಲಿರುವ ಡಿಜಿಟಲ್ ಸ್ಕ್ರೀನ್ಗಳು ಹಾಗೂ ಎಲೆಕ್ಟ್ರಾನಿಕ್ ಕಂಟ್ರೋಲ್ಗಳು ಸದಾ ವಿದ್ಯುತ್ತನ್ನು ಬಳಸುತ್ತವೆ. ಕೆಲವು ಮೈಕ್ರೋವೇವ್ಗಳು ಆಹಾರವನ್ನು ಕಾಯಿಸುವುದಕ್ಕಿಂತ ಹೆಚ್ಚು ವಿದ್ಯುತ್ತನ್ನು ವರ್ಷಪೂರ್ತಿ ಸಮಯ ತೋರಿಸಲು ಬಳಸುತ್ತದೆ. ಕಂಪ್ಯೂಟರ್, ಪ್ರಿಂಟರ್ ಮತ್ತು ಸಾಫ್ಟ್ವೇರ್ ಸಾಧನಗಳು ಸ್ಲೀಪ್ ಮೋಡ್ ಅಥವಾ ಸ್ಟ್ಯಾಂಡ್ ಬೈ ಮೋಡ್ನಲ್ಲಿರುವ ಡೆಸ್ಕ್ಟಾಪ್ಗಳು ಗಣನೀಯ ಪ್ರಮಾಣದ ಶಕ್ತಿಯನ್ನು ಹೀರುತ್ತವೆ. ವೈಫೈ ರೈಟರ್ ಮತ್ತು ಸ್ಮಾರ್ಟ್ ಫೋನ್ ಸಾಧನಗಳಾದ ಅಲೆಕ್ಸಾ, ಗೂಗಲ್ ಹೋಮ್ ರೈಟರ್ಗಳು ಮತ್ತು ಸ್ಮಾರ್ಟ್ ಬಲ್ಬ್ಗಳು ಇಂಟರ್ನೆಟ್ ಸಂಪರ್ಕವನ್ನು ಉಳಿಸಿಕೊಳ್ಳಲು ಅಡೆತಡೆ ಇಲ್ಲದೆ ವಿದ್ಯುತ್ತನ್ನು ಬಳಸುತ್ತವೆ. ಈ ವಿದ್ಯುತ್ ವ್ಯಯವು ಸಾಮಾಜಿಕ, ಆರ್ಥಿಕ ಮತ್ತು ಪರಿಸರ ವ್ಯವಸ್ಥೆಗಳ ಮೇಲೂ ಪರಿಣಾಮವನ್ನು ಬೀರುತ್ತದೆ. ಒಂದು ಸಣ್ಣ ಚಾರ್ಜರ್ ಬಳಸುವ 1 ಅಥವಾ 2 ವ್ಯಾಟ್ ವಿದ್ಯುತ್ ನಮಗೆ ಅತ್ಯಂತ ಶುಲ್ಕವೆನಿಸಬಹುದು. ಆದರೆ ಒಂದು ಮನೆಯಲ್ಲಿರುವ 15-20 ಸಾಧನಗಳು ನಮ್ಮ ಇಡೀ ದೇಶದ ಕೋಟ್ಯಂತರ ಮನೆಗಳನ್ನು ಒಟ್ಟುಗೂಡಿಸಿ ಲೆಕ್ಕ ಹಾಕಿದಾಗ ಇದು ಬೃಹತ್ ಪ್ರಮಾಣದ ಶಕ್ತಿಯ ದುರ್ಬಳಕೆಯಾಗುತ್ತದೆ. ಜಾಗತಿಕ ಅಧ್ಯಯನಗಳ ಪ್ರಕಾರ ಸರಾಸರಿ ಗೃಹ ಬಳಕೆಯ ಒಟ್ಟು ವಿದ್ಯುತ್ ಬಿಲ್ನ ಸುಮಾರು 5-10% ಭಾಗ ಕೇವಲ ಈ ಸ್ಟ್ಯಾಂಡ್ ಬೈ ಪವರ್ನಿಂದಲೇ ವ್ಯಯವಾಗುತ್ತದೆ. ಅಂದರೆ ನೀವು ಬಳಸದೇ ಇರುವ ವಿದ್ಯುತ್ಗೂ ಹಣ ಪಾವತಿಸುತ್ತಿದ್ದೀರಿ ಎಂದರ್ಥ. ಪೋಲಾಗುವ ಪ್ರತಿಯೊಂದು ಯೂನಿಟ್ ವಿದ್ಯುತ್ ಉತ್ಪಾದಿಸಲು ಕಲ್ಲಿದ್ದಲು ಅಥವಾ ಇಂಧನಗಳನ್ನು ಸುಡಬೇಕಾಗುತ್ತದೆ. ಇದು ಅನಗತ್ಯವಾಗಿ ಅಪಾರ ಪ್ರಮಾಣದ ಇಂಗಾಲದ ಹೊರಸೂಸುವಿಕೆಯನ್ನು ಹೆಚ್ಚಿಸಿ ಪರಿಸರ ಮಾಲಿನ್ಯದ ಜೊತೆಗೆ ಜಾಗತಿಕ ತಾಪಮಾನ ಏರಿಕೆಗೆ ಹಾಗೂ ಹವಾಮಾನ ವೈಪರೀತ್ಯಕ್ಕೆ ನೇರ ಕಾರಣವಾಗುತ್ತದೆ. ನಿರಂತರವಾಗಿ ವಿದ್ಯುತ್ ಹರಿಯುವುದರಿಂದ ಸಾಧನಗಳ ಆಂತರಿಕ ಭಾಗಗಳು ಬಿಸಿಯಾಗುತ್ತವೆ, ಅವುಗಳ ಕಾರ್ಯಕ್ಷಮತೆ ಹಾಗೂ ಆಯುಷ್ಯ ಬೇಗನೆ ಕಡಿಮೆಯಾಗುತ್ತದೆ. ವ್ಯಾಂಪೈರ್ ಎಲೆಕ್ಟ್ರಿಸಿಟಿಯನ್ನು ನಿಯಂತ್ರಿಸುವುದು ಕಷ್ಟವೇನಲ್ಲ, ಇದನ್ನು ತಡೆಯಲು ಪರಿಣಾಮಕಾರಿ ಮಾರ್ಗಗಳಿವೆ. ಸಣ್ಣ ಜಾಗರೂಕತೆ ಮತ್ತು ಅಭ್ಯಾಸದ ಬದಲಾವಣೆಯಿಂದ ಇದನ್ನು ಸಂಪೂರ್ಣವಾಗಿ ತಡೆಯಬಹುದು. ಚಾರ್ಜಿಂಗ್ ಮುಗಿದ ತಕ್ಷಣ ಅಥವಾ ಉಪಕರಣಗಳ ಬಳಕೆ ಮುಗಿದ ನಂತರ ಗೋಡೆಯ ಮೇಲಿರುವ ಸ್ವಿಚ್ ಆಫ್ ಮಾಡಿ ಅಥವಾ ಫ್ಲಗ್ ತೆಗೆಯಬೇಕು. ಒಂದೇ ಪವರ್ ಬೋರ್ಡ್ಗೆ ಹಲವು ಸಾಧನಗಳನ್ನು ಸಂಪರ್ಕಿಸಿ ಮೂಲ ಸಾಧನ ಅಂದರೆ ಉದಾಹರಣೆಗೆ ಕಂಪ್ಯೂಟರ್ ಆಫ್ ಆದಾಗ ಸ್ಮಾರ್ಟ್ ಬೋರ್ಡ್, ಇತರೆ ಪ್ರಿಂಟರ್ ಅಥವಾ ಸ್ಪೀಕರ್ಗಳಿಗೆ ಹೋಗುವ ವಿದ್ಯುತ್ತನ್ನು ಸ್ವಯಂಚಾಲಿತವಾಗಿ ಬಂದ್ ಮಾಡುತ್ತದೆ.

ಇವುಗಳನ್ನ ಸ್ಮಾರ್ಟ್ ಪವರ್ ಸ್ಕ್ರಿಪ್ಟ್ ಎನ್ನುತ್ತಾರೆ. ಹೊಸ ಗೃಹ ಉಪಯೋಗಿ ವಸ್ತುಗಳನ್ನು ಕೊಳ್ಳುವಾಗ 5-star ಅಥವಾ ಎನರ್ಜಿ ಸ್ಟಾರ್ ರೇಟಿಂಗ್ ಇರುವ ಉಪಕರಣಗಳನ್ನು ಆಯ್ಕೆ ಮಾಡಿ. ಇವು ಸ್ಟ್ಯಾಂಡ್ ಬೈ ಮೋಡ್ನಲ್ಲಿ ಅತ್ಯಂತ ಕಡಿಮೆ ವಿದ್ಯುತ್ ಬಳಸುವಂತೆ ವಿನ್ಯಾಸಗೊಳಿಸಲ್ಪಟ್ಟಿರುತ್ತದೆ. ರಾತ್ರಿ ವೇಳೆ ವೈಫೈ ರೈಟರ್ ಅಥವಾ ವಾಟರ್ ಗೀಸರ್ಗಳನ್ನು ನಿಗದಿತ ಸಮಯಕ್ಕೆ ಸ್ವಯಂಚಾಲಿತವಾಗಿ ಆಫ್ ಮಾಡಲು ಸ್ಮಾರ್ಟ್ ಫ್ಲಗ್ಗಳನ್ನು ಬಳಸಬಹುದು. ಆಧುನಿಕ ತಂತ್ರಜ್ಞಾನವು ನಮ್ಮ ಜೀವನ ಶೈಲಿಯನ್ನು ಸುಖಮಯಗೊಳಿಸಿವೆಯೇ? ಆದರೂ ಕಣ್ಣಿಗೆ ಕಾಣದ ಇಂತಹ ಸಣ್ಣ ನಿರ್ಲಕ್ಷ್ಯಗಳು ಆರ್ಥಿಕವಾಗಿ ಮತ್ತು ಪರಿಸರಕವಾಗಿ ನಮಗೆ ತಿಳಿಯದಂತೆ ದೊಡ್ಡ ಸವಾಲಾಗಿ ಪರಿಣಮಿಸುತ್ತಿವೆ. ಹನಿ ಹನಿ ಗೂಡಿದರೆ ಹಳ್ಳ ಎನ್ನುವಂತೆ ಪ್ರತಿಯೊಬ್ಬ ನಾಗರಿಕನು ವಿದ್ಯುತ್ ಉಪಕರಣಗಳನ್ನು ಬಳಸಿದ ನಂತರ ಸ್ವಿಚ್ ಆಫ್ ಮಾಡುವ ಸಣ್ಣ ಅಭ್ಯಾಸವನ್ನು ಮೈಗೂಡಿಸಿಕೊಂಡರೆ ವ್ಯಕ್ತಿಗತವಾಗಿ ಹಣ ಉಳಿಯುವುದರ ಜೊತೆಗೆ ರಾಷ್ಟ್ರಮಟ್ಟದ ಶಕ್ತಿ ಸಂಪನ್ಮೂಲವನ್ನು ರಕ್ಷಿಸಿದಂತಾಗುತ್ತದೆ. ಕೇಳುಗರೇ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ವಿದ್ಯುತ್ತನ್ನ ನುಂಗುವ ರಕ್ತ ಪಿಶಾಚಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳಿದ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೇ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ವಿದ್ಯುತ್ತನ್ನು ನುಂಗುವ ರಕ್ತ ಪಿಶಾಚಿ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಬಿತ್ತರಗೊಂಡಿತು.

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
2: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
1: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
2: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
1: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
2: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
3: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
4: ನಾನು ತಡೆಯುತ್ತೇನೆ.
3: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನಿಯಾ ಹರಡುವ ಏಡಿಸ್ ಸೊಳ್ಳೆಗಳು.
4: ಶಾಲೆಯಲ್ಲಿ ಮೇಸ್ ರೋಡ್ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
3: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
5: ನಮ್ಗೆ ಚಾಲೆಂಜ್, ಜಾಗ ಖಂಡಿತ ಸಿಗುತ್ತೆ.
6: ಡೆಂಗುವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ. ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ. ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ. ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್, ಆಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
4: ಡೆಂಗುವಿನೊಂದಿಗೆ ಹೋರಾಟ, ಡೆಂಗುವಿನಿಂದ ಸಂರಕ್ಷಣೆ.
6: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
7: ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಿಸಿದ ಯಕ್ಷ ಪ್ರಶ್ನೆಗಳಿಗೆ ಉತ್ತರಿಸಿದ ಸಹೋದರರನ್ನು ಬದುಕಿಸಿಕೊಂಡ ಧರ್ಮರಾಯ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಯಕ್ಷ ಪ್ರಶ್ನೆಗಳಿಗೆ ಉತ್ತರಿಸಿ ಸಹೋದರರನ್ನು ಬದುಕಿಸಿಕೊಂಡ ಧರ್ಮರಾಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಅರಣ್ಯದ ಅಜ್ಞಾತವಾಸದಲ್ಲಿ ಕಗ್ಗತ್ತಲಲ್ಲಿ ಬಾಯಾರಿಕೆಯಿಂದ ಕಂಗೆಟ್ಟಿದ್ದ ಪಾಂಡವರಿಗೆ ವಿಶ್ರಾಂತಿ ಬೇಕಿತ್ತು. ಪ್ರಾಣವೇ ಹೋಗುವಂತಿದ್ದ ಆ ಕ್ಷಣದಲ್ಲಿ ಧರ್ಮರಾಯನ ಮಾತಿನಂತೆ ನಕುಲ ಸರೋವರವೊಂದನ್ನು ಹುಡುಕಿಕೊಂಡು ಹೋದ. ಸ್ಫಟಿಕ ಬಂದಿದ್ದ ತಂಪಾದ ನೀರನ್ನು ಕಂಡು ಬೊಗಸಿಯಲ್ಲಿ ತುಂಬಿಕೊಳ್ಳಲು ಹೋದಾಗ, ನಿಲ್ಲು ನಕುಲ, ನನ್ನ ಪ್ರಶ್ನೆಗಳಿಗೆ ಉತ್ತರಿಸದೆ ನೀರನ್ನು ಮುಟ್ಟಿದರೆ ಮರಣ ನಿಶ್ಚಿತ ಎಂಬ ಅಶರೀರವಾಣಿ ಮೊಳಗಿತು. ಆದರೆ ವಿಪರೀತ ಬಾಯಾರಿಕೆ ಮತ್ತು ತನ್ನ ಧನುರ್ವಿದ್ಯೆಯ ಅಹಂನಲ್ಲಿದ್ದ ನಕುಲ ಆ ಮಾತನ್ನು ಲೆಕ್ಕಿಸದೆ ನೀರು ಕುಡಿದು ಕ್ಷಣಾರ್ಧದಲ್ಲಿ ಎಣವಾಗಿ ಬಿದ್ದ. ನಂತರ ಬಂದ ಸಹದೇವ, ಗದಾಪಣಿ ಭೀಮ ಮತ್ತು ಲೋಕವೀರ ಅರ್ಜುನ ಸಹ ತಮ್ಮ ಅಪಾರ ಬಾಹುಬಲ ಹಾಗೂ ಶಸ್ತ್ರಾಸ್ತ್ರಗಳ ಗರ್ವದಿಂದ ಆ ನಿಗೂಢ ಎಚ್ಚರಿಕೆಯನ್ನು ಕಡೆಗಣಿಸಿದರು. ಯಾರ ಶಕ್ತಿಯೂ ಆ ಸಹೋದರ ದಂಡಿಯಲ್ಲಿ ನಡೆಯಲಿಲ್ಲ. ನಾಲ್ವರು ನಿರ್ಜೀವವಾಗಿ ನೆಲಕ್ಕುರುಳಿದರು. ಕೊನೆಗೆ ತಮ್ಮಂದಿರನ್ನು ಹರಸುತ್ತ ಬಂದ ಧರ್ಮರಾಯನಿಗೆ ಅಲ್ಲಿ ಕಂಡ ದೃಶ್ಯ ಎದೆ ನಡುಗಿಸುವಂತಿತ್ತು. ಯಾವುದೇ ಗಾಯವಿಲ್ಲದೆ ಬಿದ್ದಿದ್ದ ವೀರ ಸಹೋದರನ್ನು ನೋಡಿ, ಇದು ಸಾಮಾನ್ಯ ಶತ್ರುವಿನ ಕೆಲಸವಲ್ಲ, ಯಾವುದೋ ದೈವಿಕ ಪರೀಕ್ಷೆ ಎಂಬುದು ಆತನಿಗೆ ಅರ್ಥವಾಯಿತು. ದುಃಖದ ನಡುವೆಯೂ ನೀರಿಗಿಳಿದಾಗ ಬಕರೂಪಿ ಯಕ್ಷ ಪ್ರತ್ಯಕ್ಷನಾಗಿ ಅದೇ ಸಾವಿನ ಎಚ್ಚರಿಕೆ ನೀಡಿದ. ಧರ್ಮರಾಯ ಧಾವಂತಕ್ಕೆ ಬೀಳದೆ ಕೈಮುಗಿದು, ಮಹಾತ್ಮನೇ, ನಿಮ್ಮ ಪ್ರಶ್ನೆಗಳನ್ನು ಕೇಳಿ ನನ್ನ ಬುದ್ಧಿಗನುಸಾರ ಉತ್ತರಿಸುವೆ ಎಂದು ಶಾಂತ ಚಿತ್ತನಾಗಿ ನಿಂತ. ಅಲ್ಲಿಂದ ಜ್ಞಾನ ಮತ್ತು ವಿವೇಕದ ಅಪರೂಪದ ಸಂವಾದ ಆರಂಭವಾಯಿತು. ಭೂಮಿಗಿಂತ ಭಾರವಾದದ್ದು ಯಾವುದು, ಆಕಾಶಕ್ಕಿಂತ ಎತ್ತರವಾದದ್ದು ಯಾವುದು, ಗಾಳಿಗಿಂತ ವೇಗವಾಗಿ ಓಡುವುದು ಯಾವುದು ಎಂದು ಯಕ್ಷ ಕೇಳಿದಾಗ, ಧರ್ಮರಾಯ ಕಿಂಚಿತ್ತು ತಡಮಾಡದೆ, ಎತ್ತ ತಾಯಿ ಭೂಮಿಗಿಂತ ಭಾರ, ತಂದೆ ಆಕಾಶಕ್ಕಿಂತ ಎತ್ತರ, ಮನುಷ್ಯನ ಮನಸ್ಸು ಗಾಳಿಗಿಂತ ವೇಗ, ಮತ್ತು ನಮ್ಮ ಚಿಂತೆ ಹುಲ್ಲಿಗಿಂತ ಹೆಚ್ಚಾಗಿ ಹರಡುತ್ತದೆ ಎಂದು ಹೇಳಿದ. ಮನುಷ್ಯ ಯಾವುದನ್ನು ತೊರೆದರೆ ಎಲ್ಲರಿಗೂ ಪ್ರಿಯನಾಗುತ್ತಾನೆ. ಜಗತ್ತಿನ ಅತ್ಯಂತ ದೊಡ್ಡ ಆಶ್ಚರ್ಯ ಯಾವುದು ಎಂಬ ಯಕ್ಷನ ಕಠಿಣ ಪ್ರಶ್ನೆಗೆ, ಅಹಂಕಾರವನ್ನು ತೊರೆದರೆ ಮನುಷ್ಯ ಎಲ್ಲರಿಗೂ ಪ್ರಿಯನಾಗುತ್ತಾನೆ. ದಿನವೂ ಕಣ್ಣೆದುರೇ ಸಾವಿರಾರು ಜೀವಿಗಳು ಸಾವನ್ನಪ್ಪುತ್ತಿದ್ದರೂ ತಾನು ಮಾತ್ರ ಶಾಶ್ವತವಾಗಿ ಬದುಕಿರುತ್ತೇನೆ ಎಂದು ಮಾನವ ಭಾವಿಸುವುದೇ ಜಗತ್ತಿನ ಪರಮ ಆಶ್ಚರ್ಯ ಎಂದು ಉತ್ತರಿಸಿದ. ಧರ್ಮರಾಯನ ಅಪಾರ ಜ್ಞಾನ ಮತ್ತು ಸ್ಥಿತ ಪ್ರಜ್ಞತೆಗೆ ಮೆಚ್ಚಿದ ಯಕ್ಷ, ನಿನ್ನ ಒಬ್ಬ ಸಹೋದರನನ್ನು ಮಾತ್ರ ಬದುಕಿಸುವೆ, ಯಾರು ಬೇಕು ಎಂದಾಗ, ಧರ್ಮರಾಯ ಭೀಮ ಅರ್ಜುನರನ್ನು ಬಿಟ್ಟು ಮಾದ್ರಿಯ ಮಗ ನಕುಲನನ್ನು ಆಯ್ಕೆ ಮಾಡಿದ. ಆಶ್ಚರ್ಯಗೊಂಡ ಯಕ್ಷನಿಗೆ, ನನ್ನ ತಂದೆಗೆ ಕುಂತಿ ಮತ್ತು ಮಾದ್ರಿ ಇಬ್ಬರು ಸಮಾನ ತಾಯಂದಿರು. ಕುಂತಿಯ ಮಗನಾಗಿ ನಾನು ಬದುಕಿರುವಾಗ ಮಾದ್ರಿಯ ಒಬ್ಬ ಮಗನಾದರೂ ಬದುಕಿರಬೇಕಲ್ಲವೇ? ಧರ್ಮ ಮತ್ತು ಸಮಾನತೆಯೇ ನನ್ನ ನಿಲುವು ಎಂದು ಉತ್ತರಿಸಿದ. ಈ ನಿಸ್ವಾರ್ಥ ಧರ್ಮನಿಷ್ಠೆಗೆ ಶರಣಾದ ಯಕ್ಷ ಸಾಕ್ಷಾತ್ ಯಮ ಧರ್ಮರಾಜನಾಗಿ ಪ್ರತ್ಯಕ್ಷನಾಗಿ ನಾಲ್ವರು ಸಹೋದರರನ್ನು ಬದುಕಿಸಿಕೊಟ್ಟ. ಆಪತ್ತಿನ ಸಮಯದಲ್ಲಿ ಮನುಷ್ಯನನ್ನು ಪಾರು ಮಾಡುವುದು ಆತನ ಶಕ್ತಿ, ಶೌರ್ಯ ಅಥವಾ ಆಸ್ತಿ ಪಾಸ್ತಿಯಲ್ಲ. ಬದಲಿಗೆ ಆತನಲ್ಲಿರುವ ಸಂಯಮ, ವಿವೇಕ ಮತ್ತು ಧರ್ಮದ ಮಾರ್ಗ ಮಾತ್ರ. ಅಹಂಕಾರವನ್ನು ಬದುಕಿಟ್ಟು ಶಾಂತವಾಗಿ ಯೋಚಿಸಿದರೆ ಎಂತಹ ಮಹಾಸಂಕಟವನ್ನು ಮೆಟ್ಟಿ ನಿಲ್ಲಬಹುದು? ಕೆಲವೊಮ್ಮೆ ನಾವು ಯಾರನ್ನು ಎದುರು ಹಾಕಿಕೊಂಡಿದ್ದೇವೆ ಎನ್ನುವ ಸೂಕ್ಷ್ಮ ನಮಗೆ ತಿಳಿದಿರುವುದಿಲ್ಲ. ನಮಗಿಂತ ಅಧಿಕಾರ ಮತ್ತು ಹಣದ ವಿಷಯದಲ್ಲಿ ಶಕ್ತಿವಂತರನ್ನು ಎದುರು ಹಾಕಿಕೊಂಡಾಗ ಅಲ್ಲಿ ಬರೀ ಧೈರ್ಯ ಇದ್ದರೆ ಸಾಲದು, ಅದರ ಜೊತೆಗೆ ಯುಕ್ತಿ ಮತ್ತು ಸಮಾಧಾನವೂ ಇರಬೇಕು. ನಮ್ಮಲ್ಲಿನ ವಿವೇಕ ಮತ್ತು ಸಮಾಧಾನ ಪ್ರಜ್ಞೆ ಜಾಗೃತವಾಗಿದ್ದಾಗ ಎಂತಹ ಸಮಸ್ಯೆಯನ್ನು ಕೂಡ ನಿವಾರಿಸಲು ಮನಸ್ಸು ಸಿದ್ಧವಾಗಿ ಬಿಡುತ್ತದೆ. ಆದ್ದರಿಂದಲೇ ಬದುಕನ್ನು ಆತ್ಮವಿಶ್ವಾಸದಿಂದ, ಸಮಾಧಾನ ಸೃಷ್ಟ ನಿಲುವಿನಿಂದ ಎದುರಿಸೋಣ.

ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಯಕ್ಷ ಪ್ರಶ್ನೆಗಳಿಗೆ ಉತ್ತರಿಸಿ ಸಹೋದರರನ್ನು ಬದುಕಿಸಿಕೊಂಡ ಧರ್ಮರಾಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಯಕ್ಷ ಪ್ರಶ್ನೆಗಳಿಗೆ ಉತ್ತರಿಸಿ ಸಹೋದರರನ್ನು ಬದುಕಿಸಿಕೊಂಡ ಧರ್ಮರಾಯ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಈ ಸಮಯ ಆನಂದಮಯ, ಏಕೆಂದ್ರೆ ನಮ್ಮ SVYM ನ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು SVYM ನ ಸಿಬ್ಬಂದಿ ವರ್ಗದವರಾದ ಎಚ್ಎನ್ ಶಿಲ್ಪಾ, ಡಾಕ್ಟರ್ ರಾಮಕೃಷ್ಣ ನರೇಂದ್ರರವರು, ಕುಮಾರಿ ಸ್ಫೂರ್ತಿರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಶುಭ ಕೋರುವವರು ಜನಧ್ವನಿ ಸಿಬ್ಬಂದಿಗಳು ಹಾಗೂ ಅವರ ಕುಟುಂಬ ವರ್ಗದವರು. ಇವರಿಗೆ ಆ ದೇವರು ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆಯನ್ನು ಪ್ರಸ್ತುತಪಡಿಸಲಿದ್ದೇವೆ.

ಈ ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಎಸ್ವಿವೈಎಂನ ಸಿಬ್ಬಂದಿ ವರ್ಗದವರಾದ ಎಚ್ಎನ್ ಶಿಲ್ಪಾ, ಡಾಕ್ಟರ್ ರಾಮಕೃಷ್ಣ ನರೇಂದ್ರರವರು, ಕುಮಾರಿ ಸ್ಫೂರ್ತಿರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಅವರಿಗೆ ಶುಭ ಕೋರುವವರು ಜನಧ್ವನಿ ಸಿಬ್ಬಂದಿಗಳು ಹಾಗೂ ಅವರ ಕುಟುಂಬ ವರ್ಗದವರು. ಇವರಿಗೆ ಆ ದೇವರು ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗಾಗಿ ಸುಮಧುರ ಗೀತೆಯನ್ನು ಪ್ರಸ್ತುತ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಸೇರಿದಂತೆ ಗಣ್ಯರ ಶುಭ ಹಾರೈಕೆ. ವಿದ್ಯಾರ್ಥಿಗಳ ಜೀವನ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು, ಪ್ರಧಾನಿ. ಇದೇ 26ರಂದು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ವಾರ್ಷಿಕ ಉನ್ನತ ಮಟ್ಟದ ಅಧಿವೇಶನ ಉದ್ದೇಶಿಸಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಷಣ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ದುಬೈನಲ್ಲಿಂದು ಭಾರತ ಪಾಕಿಸ್ತಾನ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಶಿಕ್ಷಕರಿಗೆ ಶುಭಾಶಯ ಕೋರಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು

0: ಶಿಕ್ಷಕರ ದಿನಾಚರಣೆಯಂದು ದೇಶಾದ್ಯಂತ ಶಿಕ್ಷಕರಿಗೆ ಗೌರವ ಸಲ್ಲಿಸಿದರು. ರಾಷ್ಟ್ರಪತಿ ತಮ್ಮ ಸಂದೇಶದಲ್ಲಿ ಬೋಧನೆಯನ್ನು ಶೈಕ್ಷಣಿಕ ಜ್ಞಾನ ಮೀರಿದ್ದಾಗಿದ್ದು ವ್ಯಕ್ತಿಗಳು ಮತ್ತು ರಾಷ್ಟ್ರವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಉದಾತ್ತ ಜವಾಬ್ದಾರಿ ಎಂದು ಬಣ್ಣಿಸಿದ್ದಾರೆ. ಕೋಟ್ಯಂತರ ವಿದ್ಯಾರ್ಥಿಗಳ ಜೀವನದಲ್ಲಿ ಜ್ಞಾನ, ಕೌಶಲ್ಯ, ಮೌಲ್ಯಗಳು ಮತ್ತು ಪ್ರೇರಣೆಯನ್ನು ತುಂಬಿದ್ದಕ್ಕಾಗಿ ಅವರು ಶಿಕ್ಷಕರಿಗೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ರಾಷ್ಟ್ರಪತಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಪರಂಪರೆಯನ್ನು ಸ್ಮರಿಸಿದ ಅವರು, ವಿದ್ವಾಂಸ, ಲೇಖಕ ಮತ್ತು ರಾಜಕಾರಣಿಯಾಗಿ ಅವರ ಸಾಧನೆಗಳ ಹೊರತಾಗಿಯೂ ಅವರು ಶಿಕ್ಷಕರಾಗುವುದನ್ನು ತಮ್ಮ ಪ್ರಮುಖ ಪಾತ್ರವೆಂದು ಪರಿಗಣಿಸಿದ್ದಾರೆ. ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರನ್ನು ಶಿಕ್ಷಕರಾಗಿ ಸ್ಮರಿಸಿಕೊಳ್ಳಬೇಕೆಂಬ ಬಯಕೆಯನ್ನು ಸಹ ರಾಷ್ಟ್ರಪತಿ ಸ್ಮರಿಸಿದರು. ಭಾರತದ ಭವಿಷ್ಯವನ್ನು ರೂಪಿಸುವಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ ದೇಶಾದ್ಯಂತದ ಶಿಕ್ಷಕರಿಗೆ ಉಪರಾಷ್ಟ್ರಪತಿಗಳು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಗೌರವ ಸಲ್ಲಿಸಿದ್ದಾರೆ. ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಗೌರವ ಸಲ್ಲಿಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಓಂ ಬಿರ್ಲಾ ಅವರು ಭವಿಷ್ಯದ ಪೀಳಿಗೆಯನ್ನು ತಮ್ಮ ಜ್ಞಾನ, ಮೌಲ್ಯಗಳು ಮತ್ತು ಮಾರ್ಗದರ್ಶನದ ಮೂಲಕ ಸಮಾಜ ರೂಪಿಸುವ ವಾಸ್ತುಶಿಲ್ಪಿಗಳಲ್ಲಿ ಶಿಕ್ಷಕರು ಸಹ ಸೇರಿದ್ದಾರೆ ಎಂದು ಹೇಳಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜ್ಞಾನದ ಅನ್ವೇಷಣೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ ಮತ್ತು ಭಾರತದ ಶಾಶ್ವತ ಪ್ರಗತಿಗೆ ಕೊಡುಗೆ ನೀಡಿದ ಶಿಕ್ಷಕರಿಗೆ ತಮ್ಮ ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಭಾರತ ರತ್ನ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಂತಹ ತತ್ವಜ್ಞಾನಿ ರಾಜನೀತಿಜ್ಞರ ನಿರಂತರ ಪರಂಪರೆಯು ಜ್ಞಾನ ಸಮೃದ್ಧ ಭಾರತವನ್ನು ನಿರ್ಮಿಸುವತ್ತ ದೇಶವನ್ನು ಪ್ರೇರೇಪಿಸುತ್ತಿದೆ ಎಂದು ಹೇಳಿದರು. ಶಿಕ್ಷಕರು ಪಠ್ಯಪುಸ್ತಕಗಳನ್ನು ಮೀರಿ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನಿನ್ನೆ ನವದೆಹಲಿಯಲ್ಲಿ ರಾಷ್ಟೀಯ ಶಿಕ್ಷಕರ ದಿನಾಚರಣೆ ಪ್ರಶಸ್ತಿ ವಿಜೇತರೊಂದಿಗೆ ಅವರು ಸಂವಾದ ನಡೆಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಶಿಕ್ಷಕರೊಂದಿಗಿನ ಸಂವಾದದ ಕ್ಷಣಗಳನ್ನು ಹಂಚಿಕೊಂಡ ಪ್ರಧಾನಿ, ಶಿಕ್ಷಕರು ಪ್ರತಿಯೊಬ್ಬ ವಿದ್ಯಾರ್ಥಿಯೊಳಗಿನ ಮಗು ಜೀವಂತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಅದಕ್ಕಾಗಿ ಅವರು ತಮ್ಮೊಳಗೆ ಮಗುವನ್ನು ಕಾಪಾಡಿಕೊಳ್ಳಬೇಕು. ಮಕ್ಕಳಲ್ಲಿ ನಿಜವಾದ ಬದಲಾವಣೆಯನ್ನು ತರಲು ಶಿಕ್ಷಕರು ಪಠ್ಯಕ್ರಮಕ್ಕೆ ಸೀಮಿತಗೊಳ್ಳುವ ಬದಲು ತಮ್ಮ ಜೀವನದ ಭಾಗವಾಗಬೇಕು ಎಂದು ಪ್ರಧಾನಿ ಹೇಳಿದ್ದಾರೆ. ರಾಷ್ಟೀಯ ಶಿಕ್ಷಣ ನೀತಿಯನ್ನು ಉಲ್ಲೇಖಿಸಿದ ಪ್ರಧಾನಿ, ಮಕ್ಕಳನ್ನು ತರಗತಿಯ ಹೊರಗೆ ಕರೆದುಕೊಂಡು ಹೋಗಿ ನೈಜ ಜಗತ್ತಿನ ಕೌಶಲ್ಯ ಮತ್ತು ಕೆಲಸದ ಪ್ರಕಾರಗಳೊಂದಿಗೆ ಸಂಪರ್ಕಿಸುವ ಮಹತ್ವವನ್ನು ಒತ್ತಿ ಹೇಳಿದರು. ಪ್ರಮುಖ ಆರೋಗ್ಯ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಉಲ್ಲೇಖಿಸಿದ ಅವರು, ಇತ್ತೀಚೆಗೆ ಮಕ್ಕಳಲ್ಲಿ ಅತಿಯಾದ ಸ್ಕ್ರೀನ್ ಸಮಯದ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಜೊತೆಗೆ ಸ್ಕ್ರೀನ್ ವ್ಯಸನವನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಮಾರ್ಗಗಳಾಗಿ ಕ್ರೀಡೆ, ಹೊರಾಂಗಣ ಚಟುವಟಿಕೆಗಳು ಮತ್ತು ಸೃಜನಶೀಲ ಅನ್ವೇಷಣೆಗಳನ್ನು ಪ್ರೋತ್ಸಾಹಿಸಲು ಸೂಚಿಸಿದರು. ಸ್ತನ ಕ್ಯಾನ್ಸರ್ ಜಾಗೃತಿಯ ಬಗ್ಗೆಯೂ ಮಾತನಾಡಿದ ಅವರು, ಹೆಚ್ಚುತ್ತಿರುವ ಜಾಗೃತಿಯನ್ನು ಪ್ರತಿಬಿಂಬಿಸುವ ಮೂಲಕ ಮಹಿಳೆಯರು ಆರೋಗ್ಯ ತಪಾಸಣೆಗೆ ಸ್ವಯಂ ಪ್ರೇರಣೆಯಿಂದ ಮುಂದೆ ಬರುತ್ತಿದ್ದಾರೆ. ಹೆಚ್ಚುತ್ತಿರುವ ಮಾದಕ ದ್ರವ್ಯ ಸೇವನೆಯ ಬೆದರಿಕೆಯ ವಿರುದ್ದ ಪ್ರಧಾನಿ ಎಚ್ಚರಿಕೆ ನೀಡಿದರು. ಮಕ್ಕಳು ಅರಿವಿಲ್ಲದೆಯೇ ಅಂತಹ ವ್ಯಸನಗಳಿಗೆ ಬಲಿಯಾಗುವುದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ತಿಳಿಸಿದ್ದಾರೆ.
1: ಡ್ರಗ್ಸ್ ಕಾ ಮಾಮಲಾ ಬಡೇ ಶಹರೋ ಮೇ ಯೂನಿವರ್ಸಿಟಿ ಮೇ ರಹಾ ಸಾ ನಹೀ ಪತಾ ಹೀ ನಹೀ ಕಿಸಿ ಕೋ ಕ್ಯಾ ಹೈ ಕೋಯಿ ಆಕರ್ ಕೆ ದೇ ದೇತಾ ಹೈ ಕ್ಯಾ ಉಸ್ ಸಂಬಂಧ ಮೇ ಲಗಾತಾರ್ ಆಜ್ ಕೆ ಜೋ ಆಪ್ ಟೀಚರ್ಸ್ ಹೈ ಕ್ಯಾ ಅವೇರ್ನೆಸ್ ಉಸ್ಕೆ ಕಾರಣ ಕ್ಯಾ ಭಯ ಹೈ ಕ್ಯಾ ಮೈನ್ಯೂಟ್ಲಿ ಅಬ್ಸರ್ವ್ ಕರ್ನೆ ಮೇ ಕೋಯಿ ಕಿಸಿ ಬಚ್ಚೆ ಮೇ ಬದಲಾವ್ ತೋ ನಹೀ ಆ ರಹಾ ಹೈ ಪ್ರಕಾರ ಸೇ ಮೇ ಪೂರಿ ಶಿಕ್ಷಾ ಜಗತ್ ಸೇ ಯೇ ಕಹನಾ ಚಾಹತಾ ಹೂಂ ಕಿ ಹಮೇ ಬಹುತ್ ಪಹಲೆ ಸೇ ಜ್ಯಾದಾ ಕಿತಾಬೋ ಸೇ ಬಾಹರ್ ನಿಕಲ್ ಕರ್ಕೆ ಸಿಲೇಬಸ್ ಸೇ ಬಾಹರ್ ನಿಕಲ್ ಕರ್ಕೆ ಬಚ್ಚೋ ಕಿ ಜಿಂದಗಿ ಮೇ ಘುಸನಾ ಪಡೆಗಾ ಬಚ್ಪನ್ ಮರ್ನೆ ನಹೀ ದೇನಾ ಚಾಹಿಯೇ ಔರ್ ಬಚ್ಪನ್ ಬನಾಯೇ ರಖನೆ ಕಾ ಸಬ್ಸೇ ಬಡಾ ಕಾಮ್ ಟೀಚರ್ ಕರ್ ಸಕ್ತೇ ಹೈ.
0: ಶಿಕ್ಷಕರ ದಿನದಂದು ನಮ್ಮ ಸಮಾಜಕ್ಕೆ ಶಿಕ್ಷಕರ ಬಲವಾದ ಕೊಡುಗೆಯನ್ನು ಶ್ಲಾಘಿಸುವುದಾಗಿ ತಿಳಿಸಿದ ಪ್ರಧಾನಿ, ಇಂದು ಭಾರತ ರತ್ನ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರಿಗೆ ಗೌರವ ಸಲ್ಲಿಸುವ ದಿನವಾಗಿದೆ ಎಂದು ಹೇಳಿದ್ದಾರೆ. ಈ ವರ್ಷ 3 ವಿಭಾಗಗಳಿಂದ 82 ಶಿಕ್ಷಕರನ್ನು ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡಲಾಗಿದೆ. ಇವರಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ 48 ಶಿಕ್ಷಕರು, ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಮತ್ತು ಅಧ್ಯಾಪಕರು, ಹಾಗೂ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ 13 ಕೌಶಲ್ಯ ತರಬೇತುದಾರರು ಸೇರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ

0: ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಶಿಕ್ಷಕರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಜ್ಞಾನ

0: ಸರ್ವಪಲ್ಲಿ ರಾಧಾಕೃಷ್ಣನ್ ಒಬ್ಬ ದಾರ್ಶನಿಕ ಶಿಕ್ಷಕರಾಗಿದ್ದರು. ಅವರ ಸಮರ್ಪಣೆ ಮತ್ತು ಬೋಧನೆ ಇಂದಿಗೂ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಎಂದು ಸಚಿವರು ಹೇಳಿದರು. ಶಿಕ್ಷಕರ ದಿನಾಚರಣೆಯ ಸಂದರ್ಭವು ವಿದ್ಯಾರ್ಥಿಗಳಲ್ಲಿ ಗಮನ, ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬಲು, ಪ್ರತಿದಿನ ಶ್ರಮಿಸುತ್ತಿರುವ ಶಿಕ್ಷಕರನ್ನು ಗೌರವಿಸಲು ಅವಕಾಶವನ್ನು ನೀಡುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಈ ವರ್ಷ ಶಾಲಾ ಶಿಕ್ಷಣ, ಉನ್ನತ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಕ್ಷೇತ್ರಗಳ 82 ಅತ್ಯುತ್ತಮ ಶಿಕ್ಷಕರನ್ನು ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ 2026ರೊಂದಿಗೆ ಗೌರವಿಸಲಾಗುತ್ತಿದೆ ಎಂದು ಅವರು ವಿವರಿಸಿದ್ದಾರೆ.
1: इस बार सम्मानित किए जा रहे हैं 82 शिक्षकों में स्कूल शिक्षण से 48, उच्च शिक्षण से 21 और कौशल विकास एवं उद्यमिता मंत्रालय से 30 शिक्षक शामिल है. लेकिन यह सम्मान केवल उन शिक्षकों के तक सीमित नहीं है, यह देश के 1,03,00,000 से अधिक शिक्षकों का प्रतिनिधित्व करता है जो हर दिन लगभग 25 करोड़ विद्यार्थियों तक शिक्षण पहुंचाता है.
0: ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಇದೇ 26ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ವಾರ್ಷಿಕ ಉನ್ನತ ಮಟ್ಟದ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ 22ರಿಂದ 28ರವರೆಗೆ ನಡೆಯಲಿರುವ ಸಾಮಾನ್ಯ ಚರ್ಚೆಯ ಮಧ್ಯಾಹ್ನದ ಅಧಿವೇಶನದಲ್ಲಿ ಎಸ್ ಜೈಶಂಕರ್ ಭಾರತದ ವಾದವನ್ನು ಮಂಡಿಸಲಿದ್ದಾರೆ. ಹೊರ್ಮುಸ್ ಜಲಸಂಧಿಯಲ್ಲಿನ ಅಡಚಣೆಗಳಿಗೆ ಸಂಬಂಧಿಸಿದ, ಆಹಾರ ಮತ್ತು ಇಂಧನ ಬೆಲೆಗಳ ಏರಿಕೆ ಸೇರಿದಂತೆ ನಿರಂತರ ಭೌಗೋಳಿಕ ರಾಜಕೀಯ ಸಂಘರ್ಷಗಳು ಹಾಗೂ ಬೆಳೆಯುತ್ತಿರುವ ಆರ್ಥಿಕ ಒತ್ತಡಗಳ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ಅಧಿವೇಶನ ನಡೆಯುತ್ತಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಉನ್ನತ ಮಟ್ಟದ ಅಧಿವೇಶನ ಸಮುದ್ರ ಮಟ್ಟ ಏರಿಕೆಯಿಂದ ಉಂಟಾಗುವ ಅಸ್ತಿತ್ವವಾದದ ಬೆದರಿಕೆಗಳು, ಸಾಂಕ್ರಾಮಿಕ ತಡೆಗಟ್ಟುವಿಕೆ, ಸನ್ನದ್ಧತೆ ಮತ್ತು ಪ್ರತಿಕ್ರಿಯೆ, ಹವಾಮಾನ ಕ್ರಮ ಹಾಗೂ ಪರಮಾಣು ಶಸ್ತ್ರಾಸ್ತ್ರಗಳ ಸಂಪೂರ್ಣ ನಿರ್ಮೂಲನೆ ಸೇರಿದಂತೆ ಹಲವು ಜಾಗತಿಕ ಸಮಸ್ಯೆಗಳ ಕುರಿತ ಚರ್ಚೆಗಳನ್ನು ಒಳಗೊಂಡಿರುತ್ತದೆ. ಮಹಿಳಾ ಕ್ರಿಕೆಟ್ನಲ್ಲಿ ಭಾರತ ತಂಡ ಇಂದು ರಾತ್ರಿ ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಟಿ20 ಏಷ್ಯಾ ಕಪ್ನ ಅಂತಿಮ ಗ್ರೂಪ್ ಎ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಭಾರತ ತಂಡ ತನ್ನ ಹಿಂದಿನ 2 ಪಂದ್ಯಗಳಲ್ಲಿ ಥೈಲ್ಯಾಂಡ್ ಮತ್ತು ಹಾಂಕಾಂಗ್ ವಿರುದ್ದ ಭರ್ಜರಿ ಜಯ ಗಳಿಸಿದ ನಂತರ ಈಗಾಗಲೇ ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆದುಕೊಂಡಿದೆ. ಭಾರತ ತಂಡವು ಈಗ ತನ್ನ ಗೆಲುವಿನ ಓಟವನ್ನು ಕಾಯ್ದುಕೊಳ್ಳಲು ಮತ್ತು ಗುಂಪು ಹಂತವನ್ನು ಪರಿಪೂರ್ಣ ದಾಖಲೆಯೊಂದಿಗೆ ಮುಗಿಸಲು ಪ್ರಯತ್ನಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ, ರಾಷ್ಟಪತಿ ಉಪರಾಷ್ಟಪತಿ ಸೇರಿದಂತೆ ಗಣ್ಯರ ಶುಭ ಹಾರೈಕೆ. ವಿದ್ಯಾರ್ಥಿಗಳ ಜೀವನ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು, ಪ್ರಧಾನಿ. ಇದೇ 26ರಂದು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ವಾರ್ಷಿಕ ಉನ್ನತ ಮಟ್ಟದ ಅಧಿವೇಶನ ಉದ್ದೇಶಿಸಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಷಣ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್, ದುಬೈನಲ್ಲಿಂದು ಭಾರತ ಪಾಕಿಸ್ತಾನ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಸರಗೂರಿನ ಶ್ರೀಮತಿ ಶೋಭಾರಾಜ್ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಕೇಳುಗರ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾ ರಾಜೂರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಮ್ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ,

0: ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗ್ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ: ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಕೆಳಗೊರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮ, ಕುಡಿತದಿಂದ ಆಗುವ ದುಷ್ಪರಿಣಾಮಗಳು, ಆಲ್ಕೋಹಾಲಿಕ್ ಅನನಮಿಸ ಒಕ್ಕೂಟದ ಪರಿಚಯ ಹಾಗೂ ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಕುರಿತು ಶ್ರೀಯುತ ಪ್ರಶಾಂತ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಪ್ರಶಾಂತ್ ಅಂತ. ನಾನೊಬ್ಬ ಚೇತರಿಸುತ್ತಿರುವ ಮದ್ಯವ್ಯಸನಿ. ಈ ಕುಡಿತದಿಂದ ನನ್ನ ಮನೆಯಲ್ಲಾದಂತ ಒಂದು ಕಷ್ಟ ನೋವುಗಳನ್ನ ನಾನು ಯಾರಿಗೂ ಹೇಳಕ್ಕಾಗದೆ ಅದಕ್ಕೆ ಚಿಕಿತ್ಸೆ ಪಡೆಯಕ್ಕೂ ಆಗದೆ ಭಾರಿ ನೊಂದು ಜೀವನ ಮಾಡ್ತಂತ ಒಬ್ಬ ವ್ಯಕ್ತಿ ನಾನು. ಏಕೆಂದ್ರೆ ಏನೋ ಸಂಘದ ಸವಾಸ ಅಥವಾ ಸ್ನೇಹಿತರ ಸವಾಸದಿಂದ ಈ ಕುಡಿತ ಅನ್ನೋದನ್ನ ಪ್ರಾರಂಭ ಮಾಡಿಕೊಂಡೆ. ನಾನೇನು ಪ್ರಥಮವಾಗಿ ಇಷ್ಟೊಂದು ಬಾಟಲ್ ಕುಡಿದಿಲ್ಲ, ನಾನು ಅಂತಂತವಾಗಿ ಕುಡಿದು ಕ್ರಮೇಣ ಕುಡ್ತಾ ಇದ್ದೆ. ನಾನಿದ್ದೆ ಕುಡ್ತಾ ಇದ್ದೆ, ನಾನು ಬದುಕ್ತಾನೆ ಇರಲಿಲ್ಲ. ಆ ಪರಿಸ್ಥಿತಿಗೆ ಹೊರಟೋಗಿದ್ದೀನಿ. ಬಿಡ್ಬೇಕಂತ ಆಸೆ, ಅದು ಹೆಂಗೆ ಬಿಡ್ಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಏನೋ ದುಡ್ಡಿರೋರು, ಅವ್ರ ತಂದೆ ತಾಯಿಗಳು ರಿಹ್ಯಾಬಿಲಿಟೇಷನ್ ಅಥವಾ ಬೇರೆ ಇನ್ನೇನೋ ಹಾಸ್ಪಿಟ್ಲಿಗೆಲ್ಲ ಸೇರಿಸ್ತಾರೆ. ಸೊ ನನ್ನ ಮನೇಲಿ ಆ ಸೇರ್ತಕ್ಕೂ ಅವರಿಗೆ ಆರ್ಥಿಕವಾಗಿ ಭಾರಿ ಕಷ್ಟ ಇತ್ತು. ಮತ್ತೆ

ಅವ್ರಿಗೆ ಈ ಸಂದೇಶನೂ ಗೊತ್ತಿಲ್ಲ. ಇದೊಂದು ರೋಗ ಅಂತ ಮನೆಯವ್ರಿಗೂ ಗೊತ್ತಿಲ್ಲ. ಈ ರೋಗ ಅಂತ ಗೊತ್ತಾಗಿದ್ದು ಯಾವಾಗ ನನಗೆ ಅಂತ ಅಂದ್ರೆ, ನಾನು ಈ ಎ ಅನ್ನೋ ಒಂದು ಕಾರ್ಯಕ್ರಮ ಬಂದ್ಮೇಲೆ ಅಲ್ಲಿ ನಂತರನೇ ನಡೀತಾ ಇರ್ತಕ್ಕಂಥವ್ರು ಸಿಕ್ಕದ ಮೇಲೆ ಅವರ ಅನುಭವದಿಂದ ನಾನು ಅವ್ರನ್ನ ಕಂಡೆ. ನಾನು ಅವ್ರು ಹೇಳ್ತಾ ಇದ್ರು, ನಾನೊಬ್ಬ ಕುಡುಕ, ನನ್ನ ಹೆಸರು ಇಂತಿದ್ದು ಅಂತ. ಏನಪ್ಪ ಇಷ್ಟು ಧೈರ್ಯವಾಗಿ ಹೇಳ್ತಾರೆ, ನಾನೊಬ್ಬ ಕುಡುಕ ನನ್ನ ಹೆಸರು ಇಂತಿದ್ದು ಅಂತ ಹೇಳ್ತಾರೆ. ಹೆಂಗೆ ಇದನ್ನ ಕುಡಿತದಿಂದ ದೂರ ಆಗೋದು ಹೆಂಗಪ್ಪ ಅಂತ ಭಾರಿ ಕಷ್ಟದಲ್ಲಿದ್ದಾಗ ಈ ಕಾರ್ಯಕ್ರಮ ನಮಗೆ ತುಂಬಾ ಸಹಾಯ ಮಾಡಿದೆ. ಇಲ್ಲಿ ಯಾರು ನಮಗೆ ಅವಸ್ಥೆ ಕೊಡಲಿಲ್ಲ, ಇಲ್ಲಿ ಯಾರು ನನಗೆ ಬಲವಂತ ಮಾಡಿಲ್ಲ, ಪ್ರೀತಿ ಕೊಡಕ್ಕೆ ಪ್ರಾರಂಭ ಮಾಡಿ. ಈ ಪ್ರೀತಿ ಕೊಡೋದ್ರಿಂದ ನನಗೆ ಸ್ವಲ್ಪ ಮೈಂಡ್ ಸ್ವಲ್ಪ ಒಂದು ನ್ಯಾರಿ ಬಂತು. ಇಲ್ಲ, ನಾನು ಬದುಕಬೇಕು, ಇನ್ನೂ ಸ್ವಲ್ಪ ದೇವರು ಕೊಟ್ಟಿರಂತ ಆಯಸ್ಸನ್ನ ನಾನು ಬದುಕಬೇಕು ಅಂತ ಒಂದು ಆಸೆ ಹಂಬಲ ಬಂತು. ಅಷ್ಟೇ ನಮಗೆ ಬೇಕಾಗಿರೋದು. ಯಾವಾಗ ಈ ಆಸೆ ಹಂಬಲ ನಮ್ಗೆ ಮನಸ್ಸಲ್ಲಿ ಬಂದ್ಬಿಟ್ರೆ ಕೊಡ್ತಾ ಏನು ದೊಡ್ಡ ಸಮಸ್ಯೆ ಇಲ್ಲ, ಬಿಡ್ಬೋದು. ಅದ್ ಹೆಂಗ್ ಬಿಡ್ಬೋದು ಅನ್ನೋದ್ರ ಬಗ್ಗೆನೆ ನಾವು ಇವತ್ತು ನಿಮ್ ಜೊತೆಗೆ ಮುಕ್ತವಾಗಿ ಮಾತಾಡ್ತಿದ್ವಿ. ಯಾಕಂದ್ರೆ ನಾನು ಆ ಕಷ್ಟದಿಂದ ಬಂದಿರೋಂಥ ವ್ಯಕ್ತಿ. ನಾನು ಎಲ್ಲೋ ರೋಡಲ್ಲಿ ನಿಂತ್ಕೊಂಡು ಅಥವಾ ಬೇರೆ ಲೆಕ್ಚರರ್ ಆಗಿ ನಿಮ್ಮ ಹತ್ರ ಬಂದಿಲ್ಲ. ನಾನು ನಿಮ್ ತರ ಕುಡಿತಿದ್ದು, ಇವತ್ತು ಈ ಕುಡಿತದಿಂದ ಯಾವ ರೀತಿ ನಾನು ನಮ್ಮ ಜೀವನನ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಈ ಕುಡಿತಾ ಇಲ್ಲದೇನು ಎಂಜಾಯ್ ಮಾಡ್ಬೋದು, ಕುಡಿತಾ ಇಲ್ಲದೇನೆ ಬದುಕಬಹುದು. ಇದ್ರ ಬಗ್ಗೆ ನನಗೆ ಇಲ್ಲಿ ಮಾಹಿತಿಗಳು ಹಿರಿಯ ಬಂಧುಗಳು ಕೊಟ್ಟಿದ್ದನ್ನ ನಾನು ಕೇಳ್ಕೊಂಡು ಅದು ಅನುಸರಿಸ್ಕೊಂಡು ಅದನ್ನ ಪಾಲನೆ ಮಾಡಿಕೊಂಡು ನಮ್ಮ ಹಳೆ ಸ್ನೇಹಿತರನ್ನ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು, ಯಾಕಂದ್ರೆ ಹಳೆ ಸ್ನೇಹಿತರಿಗೆ ಈ ಮಾಹಿತಿ ಗೊತ್ತಿರೋದಿಲ್ಲ, ಯಾರು ಬಂದು ನನ್ನ ಬಾಯಿಗೆ ತುರುಕಿರೋದಿಲ್ಲ. ಬಟ್ ಇದು ಕಲ್ತ್ಬಿಟ್ಟಿದ್ದೀನಿ. ಬಿಡ್ಬೇಕಾದ್ರೆ ನಾವು ಬಿಟ್ಟಿರೋರ್ ಜೊತೆಗೇನೆ ಹೋಗ್ಬೇಕು. ಅಂದ್ರೆ ಯಾರು ಕುಡಿತಾ ಇದ್ದಾರೆ, ಯಾರು ಈ ಕುಡಿತದಿಂದ ದೂರ ಆಗಿ ಒಂದು ಸೇವೆ ಮಾಡ್ತಾ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಅದನ್ನ ತಿಳ್ಕೊಂಡು ಹೋಗುವಂಥದ್ದೇ ಈ ಕಾರ್ಯಕ್ರಮದ. ಇದರಲ್ಲಿ ಮೊದಲೇ ಹೇಳ್ದಂಗೆ, ನೀನು ಓದಿದೀಯಾ, ನೀನ್ ಬಡವನ, ನೀನ್ ಶ್ರೀಮಂತನ, ನಿನ್ ಕೆಲ್ಸಕ್ಕಿದ್ಯಾ, ಕೂಲಿ ಮಾಡ್ತಿದ್ಯಾ, ಆಟೋ ಓಡಿಸ್ತಿದ್ಯಾ, ಅದನ್ನೇನು ಕೇಳಲಿಲ್ಲ ಅವ್ರು. ಏನಪ್ಪ ನಿಮ್ಗೆ ಸಮಸ್ಯೆ? ಸಾರ್ ಕುಡಿಯೋದ್ ಕಲ್ತ್ಬಿಟ್ಟಿದ್ದೀನಿ ಸರ್, ನಾನು ಬಿಡ್ಬೇಕಂತ ಆಸೆ ಇದೆ ಸರ್. ಇಷ್ಟು ಹೇಳಿದ್ರೆ ಸಾಕು, ನಾವು ಟಕ್ಕನ್ ಬರ್ತೀವಿ. ಈ ಕಾರ್ಯಕ್ರಮ ಹೇಳೋದೇ ಅದಂತೆ. ಸೊ ಈ ಸಮಸ್ಯೆಯವರು ಕೂಡ ಅದನ್ನೇ ಮಾಡ್ತಾರೆ. ಯಾಕಂದ್ರೆ ಈ ಕೋಟೆಲ್ಲಿ ಇನ್ಯಾರು ಕುಡಿತಾನೆ ಇಲ್ವಾ, ಅಥವಾ ಬೇರೆ ಜಾಗಗಳಲ್ಲಿ ಕುಡಿತಾ ಇಲ್ವಾ, ಸಾವಿರಾರು ಜನ ಕುಡಿತಾ ಇದ್ದಾರೆ, ನರಳುತ್ತಾ ಇದ್ದಾರೆ, ಕಳ್ತನ ಮಾಡ್ತಾವ್ರೆ, ಕುಡಿತಕ್ಕಾಗಿ ಸಂಸಾರ ಹಾಳಾಗಿಬಿಟ್ಟಿವೆ, ಲಿವರ್ ಡ್ಯಾಮೇಜ್ ಆಗುತ್ತೆ, ಆಮೇಲೆ ಬ್ರೈನ್ ಕೆಟ್ಟೋಗಿರ್ತದೆ, ಬುದ್ಧಿ ಕೆಟ್ಟೋಗಿರ್ತದೆ, ಸ್ಟ್ರೋಕ್ ಆಗಿರ್ತದೆ. ಇಷ್ಟೆಲ್ಲ ಕುಡಿಯೋದ್ರಿಂದ ದುಷ್ಪರಿಣಾಮಗಳಾದ್ರೂ ಕೂಡ ಬಿಡ್ಬೇಕಂತ ಆಸೆ ಇದ್ರೂ ಮಾರ್ಗ ಗೊತ್ತಿರೋದಿಲ್ಲ. ಡಾಕ್ಟರ್ ಹೇಳಿದ್ರೆ ಜಾಸ್ತಿ ಕುಡಿಸಿದಕ್ಕೆ ಬಿಟ್ಬಿಡ್ಯ ಅಂತ ಅಂದ್ರೆ, ಇನ್ಯಾರನ್ನು ಕೇಳಿದ್ರೆ ಬರೀ ಬುದ್ಧಿವಾದ ಹೇಳ್ತಾರೆ ಹೊರತು ಯಾರು ಮಾರ್ಗ ತೋರಿಸುವಂತವ್ರು ಯಾರೂ ನಮ್ಗೆ ಸಿಗ್ತಾ ಇರಲಿಲ್ಲ. ಇವತ್ತು ನಾನು ಇಲ್ಲಿ ಏನ್ ಮಾತಾಡ್ತಾ ಇದ್ದೀನೋ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ಮಾರ್ಗ ತೋರಿಸೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನ್ನ ಪ್ರಾರಂಭದಲ್ಲಿ ಈ ಕಾರ್ಯಕ್ರಮ ಬಂದಾಗ ಅದೇ ಅದೇ ತರ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ತಲೆ ಎಲ್ಲ ಬಿಸಿ, ಸಿಕ್ಕಾಪಟ್ಟೆ ಸಾಲ ಮಾಡಿಬಿಟ್ಟಿದ್ದೀನಿ, ಕೆಲಸದಿಂದ ನನ್ನ ತಡೆದಾಕ್ಬಿಟ್ಟಿದ್ದಾರೆ, ಮನೆಯಲ್ಲಿ ಅಶಾಂತಿ, ಜಗಳ, ಜಂಜಾಟ, ಮಕ್ಕಳು ಪ್ರೀತಿ ಇಲ್ಲ, ಮನೆಯವ್ರ ಮೇಲೆ ಪ್ರೀತಿ ಇಲ್ಲ, ಮನೆಯಲ್ಲಿ ಉಪ್ಪಿದೆಯಾ, ಸೊಪ್ಪಿದೆಯಾ, ಬೇಳೆ ಇದೆಯಾ, ಯಾವುದೂ ಗೊತ್ತಾಗ್ತಾ ಇಲ್ಲ. ನನ್ನ ಚಿಂತೆ ಇದ್ದದ್ದು ಏನಪ್ಪ ಅಂತ ಅಂದ್ರೆ, ಸಂಜೆ ಕುಡಿಯಕ್ಕೆ ಏನ್ ಮಾಡಿ, ಈಗ ಕುಡಿಯಕ್ಕೆ ಏನ್ ಮಾಡಿ, ಕುಡಿದ್ಬಿಟ್ಟು ಯೋಚನೆ ಮಾಡಕ್ ಹೋಗ್ತೀನಿ, ನನ್ನ ಮನೆ ಬಗ್ಗೆ ಯೋಚನೆ ಮಾಡಿಕೊ ತಲೆಗೆ ಹಚ್ಚತಾ ಇರಲಿಲ್ಲ. ಮಕ್ಕಳು ಎಲ್ಲಿದ್ದಾರೆ, ಹೆಂಡತಿ ಎಲ್ಲಿದ್ದಾರೆ, ಅಪ್ಪ ಅಮ್ಮ ಎಲ್ಲಿದ್ದಾರೆ, ಅವ್ರ ಕಷ್ಟ ಸುಖ ಏನು, ನಾನು ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಬರೀ ನನ್ನ ಬಗ್ಗೆನೆ ನಾನು ಚಿಂತೆ ಹೆಂಗೆಪ್ಪ ಅಂದ್ರೆ, ಈ ಕುಡ್ದಿದ್ದೀನಿ, ಮಧ್ಯಾಹ್ನಕ್ಕೆ ಎಲ್ಲೂ ದುಡ್ಡು ಒದಗಿಸ್ಲಿ, ಸಂಜೆಗೆ ಇಲ್ಲಿ ದುಡ್ಡು ಒದಗಿಸ್ಲಿ, ಯಾರು ಸಿಕ್ಲಿಲ್ಲ ಅಂತಂದ್ರೆ ಮನೆಯಲ್ಲಿ ಸೋಪು, ಕಾಳು, ಕಡ್ಡಿ, ಚಿನ್ನ, ಒಡವೆ, ಗಾಡಿ, ಪಾಡಿ ಎಲ್ಲನೂ ಅಡೆ ಇಟ್ಟಿದ್ದೀನಿ, ಬಿಡಿಸ್ಕೊಳಕ್ಕಾಗಲ್ಲ. ಅದು ಓದದಂಗೆ, ಮಾರ್ವಾಡಿ ಹತ್ರ ಓದಿದ್ದು ಓದದಂಗೆ, ಬಿಡಿಸ್ಕೊಳಕ್ಕೆ ದುಡ್ಡು ಇರಲ್ಲ, ಮನೆಯವ್ರ ಮೇಲೆ ನಂಬಿಕೆ ಇರಲ್ಲ, ನನ್ನ ಮೇಲೇನೆ ನನಗೆ ನಂಬಿಕೆ ಇರಲ್ಲ, ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ಅನಾಹುತಗಳಾದ್ರು, ಇಷ್ಟೆಲ್ಲ ಕಷ್ಟಗಳಾದ್ರೂ ಕುಡಿತ ಬಿಡ್ಬೇಕು ಅಂತ ಆಸೆ ಇದ್ರು ಮಾರ್ಗ ಗೊತ್ತಿಲ್ಲ. ಅದೇ ನಿಮ್ ಪುಣ್ಯನೋ ಅಥವಾ ನಮ್ ಪುಣ್ಯನೋ, ಇವತ್ತು ಸ್ವಾಮಿ ವಿವೇಕಾನಂದ ಮೂಮೆಂಟ್ಸ್ ಅವರು ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಒಂದು ಒಬ್ಬ ವ್ಯಕ್ತಿನ ರೆಡಿ ಮಾಡ್ಲಿಕ್ಕೆ ಹಾಸ್ಪಿಟಲ್ ಅಲ್ಲಿ ಒಂದು ತಿಂಗಳಿಗೆ ನನಗೆ ಗೊತ್ತಿರಂಗೆ 20-25 ಸಾವಿರ ರೂಪಾಯಿ ಫೀಸ್ ಮಾಡ್ತಾರೆ. 20-25 ಸಾವಿರನ ನಮ್ಮ ಮನೆಯವರು ಕೊಟ್ಟು ಸೇರಿಸಂತ ಲೆವೆಲ್ ಅಲ್ಲಿ ಇದಾರಾ? ಇಲ್ಲ. ಆ 25 ಸಾವಿರಕ್ಕೆ ಎಷ್ಟು ಕಷ್ಟಪಡ್ಬೇಕು ಅಂತ ಗೊತ್ತಾ? ನಮ್ಗೆ ಊಟ, ಬಟ್ಟೆ, ಇಲ್ಲಿ ಕಾಫಿ, ಟೀ, ನಾಷ್ಟ, ನಮ್ಮ ಆರೋಗ್ಯ, ಯೋಗ,
ಆದರೆ ಅದೇ ತರ

ಏ ಬಂಧುಗಳು ಬಂದು ನಿಮಗೆ ಇಲ್ಲಿ ಸಹಾಯ ಮಾಡುವಂಥದ್ದು ಇವೆಲ್ಲ ನೋಡಿದಾಗ ದೇವರು ಎಲ್ಲೋ ನಮ್ಗೆ ಇನ್ನೊಂದಷ್ಟು ದಿನ ಬದುಕಲಿ ಈ ಮಕ್ಕಳು ಎಲ್ಲೋ ಒಂದು ಇದು ನಮ್ಮ ತಂದೆ ತಾಯಿ ಪುಣ್ಯನೋ ಅಥವಾ ನಾವು ಮಾಡುವಂತ ಪುಣ್ಯನೋ ಗೊತ್ತಿಲ್ಲ, ಈ ಕಾರ್ಯಕ್ರಮದ ಒಂದು ತಿರುಳು ನಮ್ಗೆ ಸಿಕ್ಕಿದೆ, ಇದನ್ನ ನೀವು ಬಳಸ್ಕೋಬೇಕು. ಯಾಕೆಂದ್ರೆ ತಂದೆ ತಾಯಿ ಎಷ್ಟು ಕಷ್ಟ ಪಡ್ತಾ ಇರ್ತಾರಂತ ನನಗೆ ಗೊತ್ತು. ಯಾವಾಗ ಗೊತ್ತು? ನಾನು ಕುಡ್ತ ಬಿಟ್ಟ ಮೇಲೆ, ನಾನು ಈ ತರ ಸೇವೆ ಮಾಡಕ್ ನಿಂತ ಮೇಲೆ ಮಾತ್ರ ನನ್ಗೆ ಗೊತ್ತಾಗಿದ್ದು ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ, ನನ್ನ ಹೆಂಡತಿ ಮಕ್ಕಳು ಎಷ್ಟು ಕಷ್ಟಪಟ್ಟಿದ್ದಾರೆ, ಮತ್ತೆ ಎಷ್ಟು ಸಾಲ ಇತ್ತು, ಎಷ್ಟು ಒಡವೆಗಳು ಇತ್ತು, ಎಷ್ಟು ಸೈಟ್ ಆಳ ಇತ್ತು, ಇದೆಲ್ಲ ನನಗೆ ಗಮನಕ್ಕೆ ಬಂದಿದ್ದು ಯಾವಾಗಪ್ಪ ಅಂತಂದ್ರೆ ಕುಡ್ತ ಬಿಟ್ಟ ಮೇಲೆ. ಇಷ್ಟೆಲ್ಲ ಆಳಾದ್ರೂ ನನ್ನ ಕೆಲ್ ಬಿಡಕ್ಕಾಗ್ತಾ ಇಲ್ವಲ್ಲ, ಇಷ್ಟೆಲ್ಲ ಮಾನ ಅಪಮಾನ ಅವಮಾನ ಎಲ್ಲ ಆದ್ರೂ ಕೂಡ ಬಿಡಕ್ಕಾಗ್ತಾ ಇರ್ಲಿಲ್ವಲ್ಲ, ಏನಿದ್ರ ಅರ್ಥ ಏನಿದು? ಇನ್ ಯಾರಾದ್ರೂ ಮಾಟ ಮಂತ್ರ ಮಾಡಿಸ್ಬಿಟ್ಟಿದಾರ? ಏನ್ ಯಾರಾದ್ರೂ ಬಂದು ನಮ್ಮನ್ನ ಈ ನನ್ನ ಮಗ ಸತ್ತೋಲಿ ಕುಡಿದು ಕುಡಿದು ಸತ್ತೋಗ್ಲಿ ಅಂತ ಏನಾದ್ರು ಮಾಟ ಮಂತ್ರ ಮಾಡಿಸ್ಬಿಟ್ಟಿದಾರ? ಈ ತರ ಎಲ್ಲ ನಮ್ಮ ಮನೆಯವರು ಯೋಚನೆ ಮಾಡಿದ್ರು. ಅವರು ದೇವರು ದಿಂಡು ಎಲ್ಲ ಇದಕ್ಕತ್ರ ಹೋಗಿ ಏನೇನೋ ಮಾಡ್ತಾರು, ಆದ್ರೂ ನಮ್ಮ ನಾನು ರೆಡಿ ಆಗ್ತಾ ಇರ್ಲಿಲ್ಲ. ಯಾಕೆ ಅಂತ ಅಂದ್ರೆ ಕುಡುಕನಿಗೆ ಅಟ್ಟ ಜಾಸ್ತಿ, ಯಾರ ಮಾತನೂ ನಂಬಲ್ಲ, ಯಾರ ಮಾತನೂ ಕೇಳಲ್ಲ. ನನಗೆ ಗೊತ್ತು, ನಾನು ಕುಡ್ದಿದ್ದೀನಿ, ನಾನು ನಿಲ್ಲಿಸ್ತೀನಿ, ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳ್ತಾನೆ ಅಂದ್ರೆ ಅದು ಒಬ್ಬ ಮಹಾನ್ ಹುಡುಕ. ನಾನೇ ನಿಲ್ಲಿಸ್ತೀನಿ ಅಂತ ಏನಾದ್ರು ನಾವು ಅಂದ್ಕೊಂಡಿದ್ರೆ ನಮಗೆ ಪ್ರೋಗ್ರಾಮ್ ಸಿಗ್ತಾ ಇರಲಿಲ್ಲ. ನನಗೂ ಒಂದು ಸಹಾಯ ಬೇಕು ಅಂತ ನಾನು ಬಂದಾಗ ಈ ಕಾರ್ಯಕ್ರಮ ನನಗೆ ಸಿಕ್ಕಿದ್ದು. ಹೆಂಗೆ ಇದು ಕೆಲಸ ಮಾಡ್ತದೆ, ಏ ಅಂದ್ರೆ ಏನು ಇದ್ರ ಏನಲ್ಲಿ ಹೆಂಗ್ ಕೆಲಸ ಮಾಡ್ತದೆ ಅಂದ್ರೆ, ಒಬ್ಬ ಮುಳುಗಿ ಮತ್ತೊಬ್ಬ ಮುಳುಗಿ ಜೊತೆ ಬಾಂಧವ್ಯನ ಬಳಸ್ಕೊಳ್ಳುವಂಥದ್ದು, ಅವನಿಗಾದ ಅಪಮಾನ ನೋವುಗಳನ್ನ ತಾನು ಹೇಳುವಂಥದ್ದು. ನಾನು ಇಂಥ ಕಷ್ಟಪಟ್ಟು ಬಂದಿದ್ದೀನಿ, ನೀವು ಅಂಥ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀರಿ, ಸಿಗಾಕೋಬಹುದು. ಬದಲಾವಣೆಗೆ ಇದೊಂದು ಸಮಯ. ಯಾಕೆಂದ್ರೆ ಬದಲಾವಣೆ ಮಾಡಲಿಕ್ಕೆ ನಾನು ಹೇಳ್ದಲ್ಲ, ಮೊದಲೇ ರಿಹಾಬಿಲಿಟೇಷನ್ ಸೇರಿಸ್ತಾರೆ, 15-25 ಸಾವಿರ ಫೀಸ್ ಕೇಳ್ತಾರೆ. ಇಲ್ಲಿ ಕೊಡೋಕ್ಕೆ ಸಾಧ್ಯ? ಮೊದಲೇ ಬಡತನ, ಕಿತ್ತು ತಿನ್ನ ಬಡತನ. ನಮ್ಮ ಯೋಚನೆ ಇದ್ದಿದ್ದೇ ಬರೀ ಎಣ್ಣೆ, ಮನೆ ಬಗ್ಗೆ ಇಲ್ಲ, ನನ್ನ ಬಗ್ಗೆನೇ ಇಲ್ಲ. ಹೇಳ್ಬೇಕಂದ್ರೆ ನಾನು ಹೆಂಗಿರ್ಬೇಕಂತ ಒಂದು ಡಸ್ ಸೆನ್ಸ್ ಇಲ್ಲ, ಒಂದು ಮಾತು ಸೆನ್ಸ್ ಇಲ್ಲ. ಅಂದ್ರೆ ಮಾತು ದೊಡ್ಡವ್ರ ಜೊತೆ ಹೆಂಗ್ ಮಾತಾಡ್ಬೇಕು, ಗೌರವದಿಂದ ಮಾತಾಡ್ತಿರ್ಲಿಲ್ಲ. ಯಾವನಾದ್ರೂ ಅವ್ನಿಗೆ ಅಶ್ಲೀಲವಾಗಿ ಮಾತಾಡ್ತಿದ್ವಿ, ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿದ್ವಿ. ಏ ಇವನ್ ಗೊತ್ತಿಲ್ವ, ಮೋಸ ಮಾಡಿ ದುಡ್ಡು ಮಾಡೋನೆ, ಅವನ್ ಹಂಗ್ ಮಾಡೋನೆ, ಬಟ್ ನಾನೇ ಮೋಸ ಮಾಡ್ಕೋತೀನಿ ಅಂತ ನಮ್ಗೆ ಗೊತ್ತಾಗಿದ್ದೀನಪ್ಪ ಅಂದ್ರೆ ನಾವಿಲ್ಲಿ ಕೂತು ಈ ಸಭೆಯಲ್ಲಿ ನಮ್ಮ ನಮ್ಮ ಪರಿಚಯ ಮಾಡಿಕೊಂಡಾಗ, ನಮ್ಮ ನಮ್ಮ ವೇದನೆಗಳನ್ನ ಹೇಳ್ಕೊಂಡಾಗ, ಕಷ್ಟಗಳನ್ನ ಹೇಳ್ಕೊಂಡಾಗ ತಲೆಗೆ ಒಂದಷ್ಟು ಭಾಗ ಹೋಗ್ಬೋದು. 100 ಭಾಗನೇ ಹೋಗುತ್ತೆ ಅಂತ ನಾನು ಹೇಳಲ್ಲ, ಒಂದು 50 ಭಾಗ 60 ಭಾಗ ಪ್ರಯತ್ನ. ಇದೊಂದು ಪ್ರಯತ್ನ, ಎಲ್ಲೆಲ್ಲೋ ಪ್ರಯತ್ನ ಮಾಡಿದ್ದೀವಿ, ಎಲ್ಲೆಲ್ಲೋ ಏನೇನೋ ಮಾಡಿದ್ದೀವಿ, ದೇವ್ರಿಗೆ ಅಷ್ಟೊಂದು ಬೇಡ್ಕೊಂಡಿದ್ದೀವಿ ನಮ್ಮನ್ನು ಬದುಕಸಪ್ಪ ಅಂತ, ಆದ್ರೂ ಆಗ್ತಾ ಇಲ್ಲ. ಇದೇನ್ ಕಾರಣ ಅಂತ ಅಂದ್ರೆ, ಇದು ಒಂದು ಮಾನಸಿಕ ರೋಗ. ಈ ಮಾನಸಿಕ ರೋಗಕ್ಕೆ ಚಿಕಿತ್ಸೆ ಏನಪ್ಪ ಅಂತಂದ್ರೆ, ಒಬ್ಬ ಮಲ್ರುಗಿ ಮತ್ತೊಬ್ಬ ಮಲ್ರುಗಿ ಜೊತೆ ಆ ಮಿಗಿಲಾದ ಶಕ್ತಿ ಅಂದ್ರೆ, ನಾವು ಮಿಗಿಲಾದ ಶಕ್ತಿ ಅಂತ ಯಾಕೆ ಹೇಳ್ತೀವಿ ಅಂತ ಅಂದ್ರೆ, ನಮ್ಗೊಂದು ಪವರ್ ಬೇಕು. ಆ ಪವರ್ ಏನಪ್ಪ ಅಂತಂದ್ರೆ, ಕಣ್ಣಿಗೆ ಕಾಣದೆ ಇರ್ತಕ್ಕಂಥ ದೇವರು. ನೀವು ಮನೆಯವರ ತಗೋಬಹುದು, ಅಥವಾ ನೀವು ಯಾವ್ದು ಇಷ್ಟ ಬಂದ ದೇವರ ಅಂತ ತಗೋಬಹುದು. ಯಾಕೆಂದ್ರೆ ಈ ಕಾರ್ಯಕ್ರಮನ ಹೇಳದಂಗೆ ಇಲ್ಲಿ ಯಾವುದೇ ಜಾತಿ ಧರ್ಮ ಮತ ಪಂಥ ಭೇದ ಭಾವ ವಿದ್ಯಾವಂತ ಅವಿದ್ಯಾವಂತ ಯಾವುದು ಗಣನೆಗೆ ತಗೊಂಡಿಲ್ಲ. ನಮ್ಮ ಸಮಸ್ಯೆ ಏನಪ್ಪ ಅಂತಂದ್ರೆ, ತುಂಬಾ ಕುಡಿತಿದ್ವಿ, ಕುಡಿತಿದ್ದ ಕುಡ್ತಾ ಬಿಡ್ಬೇಕಂತ ಆಸೆ ಇದೆ. ಈ ಆಸೆ ಮಾರ್ಗ ತೋರಿಸಂತದೆ ಈ ಸಮಸ್ಯೆಯಿಂದ ನಮ್ಗೆ ನಿಮ್ಗೆ ಸಿಗ್ತಾ ಇದೆ. ನಾನು ಅದನ್ನೇ ಹೇಳೋದು. ಫ್ರೀಯಾಗಿ ಕ್ಯಾಂಪ್ ಮಾಡ್ತಾ ಇದ್ದಾರೆ ಇವತ್ತು ಸ್ವಾಮಿ ವಿವೇಕಾನಂದ ಮೊಮೆಂಟ್ಸ್, ಅವ್ರಿಗೆ ಒಂದು ದೊಡ್ಡ ಸ್ಥಳ ಮಾಡಿಬಿಟ್ಟು ಎಲ್ಲೋ ಸತ್ತೋಗೋ ನಾ ಕರ್ಕೊಬಂದು 15 ದಿನ ನಮ್ಮನ್ನ 10 ದಿನ ಈ ಊಟ ಹಾಕಿ ತಿಂಡಿ ಹಾಕಿ ನಮಗೂ ಆರೋಗ್ಯ ತಪಾಸಣೆ ಮಾಡಿ ಯಾವ ಒಂದು ಕಾರಣದಿಂದ ಈ ತರ ಕುಡಿತೀವಿ ಅಂತ ಏನು ಬೇರೆ ಇಲ್ಲ, ಬೇರೆ ಜನ ಹೇಳ್ದಂಗೆ ಎಕ್ಸ್ಪರ್ಟ್ಸ್ಗಳನ್ನ ಕರೆಸಿ ಮಾತಾಡ್ತಾರೆ ಅಂತಾರಲ್ಲ, ಹಾಗೆ ಕುಡಿತವ್ರನ್ನ ಬಿಟ್ಟು ಒಳ್ಳೆ ಜೀವನ ಮಾಡ್ತಕ್ಕಂತ ನನ್ನಂಥವ್ರನ್ನ ಕರೆದು ನಿಮಗೆ ಪರಿಚಯ ಮಾಡಿಸ್ತಾ ಇರೋದು ಇದೇ ನಾವು ಮಾಡಂತ ಸೇವೆಗಳು. ಯಾಕೆಂದ್ರೆ ನಾನು ಕುಡಿಯೋದು ಬಿಟ್ರೆ ಮನೇಲಿ ಆರಾಮಾಗಿರ್ಬೋದು, ಕುಡ್ತಾ ಬಿಟ್ಬಿಟ್ಟಿದ್ದೀನಿ ಆರಾಮಾಗಿರ್ಬೋದು, ಅದಲ್ಲ ಈ ಕಾರ್ಯಕ್ರಮ. ನಾನು ಕುಡ್ತಾ ಬಿಟ್ಟಮೇಲೆ ನನ್ನಂತೆ ಬರುತ್ತೆ ಇರೋ ಒಂದು ವ್ಯಕ್ತಿಗೆ ಈ ಸಂದೇಶನ ತಿಳಿಸಿ, ನೀವು ಆ ಮನೆ ಫ್ಯಾಮಿಲಿ ಉದ್ಧಾರ ಆಗಲಿ. ದುಡ್ಡು ಕೊಡೋಕ್ಕೆ ಆ ಶಕ್ತಿ ನಮಗಿಲ್ಲ, ಅನ್ನ ಹಾಕೋ ಶಕ್ತಿನೂ ನಮಗಿಲ್ಲ. ಒಂದು ಮಾತು ಹೇಳಕ್ಕೆ ಏನಂದ್ರೆ, ನಾನು ಹಿಂಗಿದ್ದೆ ಈ ಕ್ಯಾಂಪ್ಗೆ ಹೋಗಿ ಇವತ್ತು ನನ್ನ ಮನೆ ನನ್ನ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿದ್ದೀವಿ,
ಅವ್ರಿಗೊಂದು ಕೃತಜ್ಞತೆ.

ಸಲ್ಲಿಸ್ಬೇಕಲ್ವಾ? ಆ ಸಲ್ಲಿಸುವ ಮುಖಾಂತರ ಇನ್ನೊಬ್ಬನಿಗೆ ಸಂದೇಶ ಕೊಡ್ತೀವಲ್ಲ, ಅದೇ ನಮ್ಮ ಸರ್ವಿಸ್. ಇದನ್ನೇ ಭಗವಂತನ ಕೆಲಸ ಅಂತ ಹೇಳುದು. ಯಾಕೆಂದ್ರೆ ದೇವ್ರನ್ನ ನಾವು ನೋಡಕ್ಕಾಗಲ್ಲ, ದೇವ್ರ ನಮಗೆ ಕಾಣಿಸಲ್ಲ. ನಾವು ಮಾಡಂತ ಕೆಲಸದಲ್ಲಿ, ನಾವು ನಡ್ಕೊಳ್ಳೋಂಥ ರೀತಿಯಲ್ಲಿ, ನಾವು ಮಾತನಾಡೋಂಥ ರೀತಿಯಲ್ಲಿ ದೇವರನ್ನ ಕಾಣ್ಬೋದು. ಆ ಕಾಣ್ಬೇಕಂದ್ರೆ ಇವತ್ತೇನು ಈ ಕ್ಯಾಂಪಲ್ಲಿ ಕುತ್ಕೊಂಡು ನಾವು ಕೇಳ್ತಾ ಇದ್ದೀವೋ ಇದೇ ತರ ನಾವು ಜೊತೆಗೆ ಅವ್ರು ಕ್ಯಾಂಪ್ ಮಾಡಿದಾಗ ನಿರಂತರವಾಗಿ ಬಂದು ಸೇವೆ ಮಾಡೋದ್ರಿಂದ ನಾನು ಬದುಕ್ತೀನಿ, ಇನ್ನೊಂದು ಅರ್ಶನಕ್ಕೆ ಮೆಸೇಜ್ ಸಿಗುತ್ತೆ. ಈ ಮೆಸೇಜ್ ಸಿಕ್ಕೋದ್ರಿಂದ ಆ ನರಳುತ್ತಿರೋ ಫ್ಯಾಮಿಲಿ ಒಂದು ಒಳ್ಳೆ ದಾರಿಗೆ ಬರ್ತಾರೆ. ಅವ್ರ ಆಸ್ತಿ ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ಚಿನ್ನ ಕೇಳಲಿಲ್ಲ, ಒಂದು ತುತ್ತು ಊಟ, ಒಂದು ನೆಮ್ಮದಿ ಜೀವನ ಇಷ್ಟೇ ಕೇಳೋದು ಅಮ್ಮನ ರೋಗಿ ಫ್ಯಾಮಿಲಿ. ರೀ ನನಗೆ ಸೈಟ್ ತೆಗೆದುಕೊಡ್ರಿ, ರೀ ನನಗೆ ಒಡವೆ ತೆಗೆದುಕೊಡ್ರಿ, ರೀ ನನಗೆ ಬಟ್ಟೆ ತೆಗೆದುಕೊಡ್ರಿ ಅಂತ ಕೇಳ್ತಾರ. ನೀವು ಕುಡಿಯೋದು ನಿಲ್ಲಿಸ್ಬಿಡ್ರಿ ಸಾಕು, ನಮ್ಮ ಹೆಂಗೋ ನಾವು ಕೂಲಿನೋ ಪಾಲಿನೋ ಮಾಡಿ ನಾನು ಬದುಕ್ತೀನಿ, ನೀವು ಬದುಕ್ರಿ. ಒಬ್ಬ ಕುಡುಕನ ಹೆಂಡತಿನ ಯಾವ ರೀತಿ ಸಮಾಜ ನೋಡುತ್ತೆ ಅಂತ ನಿಮಗೆ ಗೊತ್ತಾ? ಒಬ್ಬ ಕುಡುಕನ ಹೆಂಡತಿ ರೋಡಲ್ಲಿ ಹೋಗ್ತಾ ಇದ್ರೆ ಕೆಂಕಳಿಸ್ಕೊಂಡೇ ನೋಡ್ತಾರೆ, ಅನುಮಾನದಿಂದ ನೋಡ್ತಾರೆ, ನಿಮ್ ಗಂಡ ಕುಡುಕ, ಇವಳು ನೋಡು ಹಿಂಗವಳೆ ಹಂಗವಳೆ ಅಂತ ಅಪಮಾನಿಸ್ತಾರೆ, ಅವಮಾನಿಸ್ತಾರೆ. ಅದು ಕೇಳಿ ಕೇಳಿ ನಮ್ಗೆ ಅಸಮರ್ಥನ ಆಗ್ಬಿಡ್ತಾನೆ ಮನುಷ್ಯ. ಅವರು ನಾನ್ ಕುಡಿಯೋದ್ರಿಂದ ನನ್ನ ಹೆಂಡತಿಗೆ ಅವಮಾನ, ನಮ್ಮ ಮಕ್ಕಳು ಎಲ್ಲ ಹೋಗ್ತಾ ಇದ್ದಾರೆ, ಯಾರೀ ರೀ ಮಗು? ಏ ಕೊನೆ ಮನೆಯವನು ಪ್ರಶಾಂತ್ ಫ್ಯಾಮಿಲಿ, ಅವನ ಮಕ್ಕಳು, ಅವರಪ್ಪ ಕುಡ್ಕ ನೋಡಿ ಹುಡುಗಿ ಎಷ್ಟು ಚೆನ್ನಾಗಿದೆ. ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಇವ್ರನ್ನೆಲ್ಲ ಯಾರು ಅಂತ ಕೇಳಿದ್ರೆ ಅಲ್ಲಿ ಕುಡ್ಕೊಂಡು ರೋಡಲ್ಲಿ ಬಿದ್ದಿದ್ದಲ್ಲ ಅವ್ರ ತಂದೆ ತಾಯಿ, ಅವ್ರ ಅಣ್ಣ ತಮ್ಮದಿರು, ಅವ್ರ ಸಂಬಂಧಿಕರು, ಅವರೆಲ್ಲ ಚೆನ್ನಾಗವ್ರೆ. ಆ ಕುಡುಕನ ರೆಡಿ ಮಾಡೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ವಾ? ಅವನ್ನೆಲ್ಲರೂ ಬಿಟ್ಬಿಡಪ್ಪ ಅಂತ ಹೇಳಕ್ಕೆ ಯೋಗ್ಯತೆ ಇಲ್ವಾ? ಅವರು 100 ಸರಿ ನಮ್ಗೆ ಹೇಳಿದ್ದಾರೆ, ಬೇಡಪ್ಪ ನಮಗೆ ಮಾನ ಹೋಗ್ತಿದೆ, ನಿನ್ನ ಆರೋಗ್ಯ ಸರಿಯಾಗಲ್ಲ, ಕುಡಿಬೇಡ. ಕುಡಿಯೋದ್ರಿಂದ ಏನೇನು ಆಗ್ತದೆ ಅಂದರೆ ಲಿವರ್ ಡ್ಯಾಮೇಜ್ ಆಗ್ತದೆ, ಬ್ರೈನ್ ಕೆಟ್ಟೋಗುತ್ತೆ, ಸ್ಟ್ರೋಕ್ ಬರುತ್ತೆ, ರಕ್ತ ಏನಾಗ್ತದೆ, ಬ್ಲಡ್ ವಾಮಿಟ್ ಆಗ್ತದೆ, ಕೈಕಾಲು ಹಿಡ್ಕೊತವೆ, ನಿಶಕ್ತಿ ಆಗ್ತದೆ, ಸುಸ್ತಾಗ್ತದೆ, ತಲೆ ತಿರುಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಕುಡಿದು ನೀನು ಸಾಯೋದಂದ್ರೆ ಈ ಫ್ಯಾಮಿಲಿ ಎಲ್ಲ ಸಾಯ್ತಿದೆಯಲ್ಲಪ್ಪ ಅಂತ ಪರಿ ಪರಿಯಾಗಿ ಕಾಲಲ್ಲಿ ಕೇಳ್ಕೊಂಡು ಬಿಡದೆ ಇರ್ತಕ್ಕಂಥ ಒಬ್ಬ ಈ ಕುಡುಕನಿಗೆ ಈ ಕಾರ್ಯಕ್ರಮದಲ್ಲಿ ಒಳ್ಳೆ ಸಂದೇಶ ಸಿಕ್ತು. ಬರೀ ನಾವು ಈ ನಿಮ್ಮ ಕೋಟೆಲೇ ಈ ವಿಚಾರನ ಹೇಳ್ತಲ್ಲ, ಇದು ವರ್ಲ್ಡ್ ವೈಡ್ ಪ್ರೋಗ್ರಾಮ್, ಅಂದ್ರೆ ಪ್ರಪಂಚದಾದ್ಯಂತ ಇದು ಈ ಕೆಲಸ ಮಾಡ್ತಾ ಇದೆ, ಸೈಲೆಂಟ್ ಆಗಿ ಮಾಡ್ತಾ ಇದೆ ಕೆಲಸ. ದೇಶದ ಎಲ್ಲಾ ಭಾಗಗಳಲ್ಲೂ ಇದು ಕೆಲಸ ಮಾಡ್ತಾ ಇದೆ. ಯಾವ ತರ ಕೆಲಸ ಮಾಡ್ತಾ ಇದೆ ಅಂದ್ರೆ, ಈಗ ನಾನು ಏನ್ ಮಾತಾಡ್ತಾ ಇದ್ದೇನೋ ಇಷ್ಟೇ ಅದ್ರ ಕೆಲಸ, ಯಾರು ನರಳ್ತಾ ಇದ್ದಾರೆ ಅವ್ರಿಗೆ ಸಂದೇಶ ಕೊಡೋ ಅಷ್ಟೇ ಕೆಲಸ. ಇಡೀ ವರ್ಲ್ಡ್ ಅಲ್ಲೇ, ಇಡೀ ಪ್ರಪಂಚದಲ್ಲಿ ಆಯಾ ಭಾಷೆಗಳಲ್ಲಿ ಈ ಮೀಟಿಂಗ್ ಇಂದ ಎಷ್ಟೋ ಜನ ಮನರೋಗಿಗಳು ಬದಲಾಗ್ತಾ ಇದ್ದಾರೆ. ಬದಲಾದವರು ನಂತರ ಇಲ್ಲಿ ಬಂದು ಸುದ್ದಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಈ ಸುದ್ದಿನ ಎಷ್ಟೋ ಜನ ಇಲ್ಲಿ ಏನ್ ಕೇಳ್ತಾ ಇದ್ದೀರಲ್ಲ, ಈ ಎಷ್ಟೋ ಫ್ಯಾಮಿಲಿಗಳು ಕೇಳ್ತಾರೆ, ನಮ್ಮ ಮಾಹಿತಿನೇ ಗೊತ್ತಿರ್ಲಿಲ್ವಲ್ಲ, ಏನೋ ಇವರು ಮಾತಾಡೋದ್ರಿಂದ ಈ ಸಂದೇಶ ನಮಗ್ ಸಿಗೋದ್ರಿಂದ ನಮ್ಮ ಮಕ್ಕಳು ಇನ್ನೊಂದಷ್ಟು ದಿನ ಬರ್ಕಲಿ ಅಂತ ಈ ಕ್ಯಾಂಪ್ಗಳು ತಂದು ಸೇರಿಸ್ತಾ ಇದ್ದಾರೆ. ಈ ಕ್ಯಾಂಪ್ಗೆ ಸೇರಿ ತಾನೂ ಬದುಕದಲ್ಲದೆ ತನ್ನವ್ರನ್ನೂ ಬದುಕಿಸಕ್ಕಂಥ ಅವಕಾಶಗಳು ತುಂಬಾ ತುಂಬಾ ಇದೆ ಈ ಕ್ಯಾಂಪಿಂದ. ಅದರಿಂದನೇ ನಾನು ಹೇಳೋದು ಏನಪ್ಪ ಅಂತಂದ್ರೆ, ಹಿಂದೆ ಆಗಿದ್ದ ಬಗ್ಗೆ ಯಾರು ಯೋಚನೆ ಮಾಡಬೇಕಾಗಿಲ್ಲ, ಮುಂದೆ ಏನಾಗುತ್ತೆ ಅದು ನಮಗೆ ಗೊತ್ತಿಲ್ಲ. ಇವತ್ತು ಬೆಳಗ್ಗೆಯಿಂದ ನಾನು ಸಂಜೆ ಗಂಟ ಏನ್ ಮಾಡಬೇಕು, ಸರಳವಾಗಿ ತಗೋಬೇಕು ಈ ಕಾರ್ಯಕ್ರಮನ. ಒನ್ ಡೇ ಅಟ್ ಎ ಟೈಮ್ ಅಂತ ಹೇಳ್ತೀವಿ ನಮ್ಮಲ್ಲಿ, ಒಂದು ದಿನಕ್ಕೆ ಮಾತ್ರ ಈ ಕಾರ್ಯಕ್ರಮ. ಒಂದು ದಿನಕ್ಕೆ ಮಾತ್ರ ಕಾರ್ಯಕ್ರಮ ಅಂದ್ರೆ ನಾಳೆ ಕುಡಿಬೋದಾ? ಅದಲ್ಲ, ಒಂದು ದಿನ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ದೇವರನ್ನ ಒಂದು ಪ್ರಾರ್ಥನೆ ಮಾಡ್ಕೋತೀವಿ, ಪ್ರೇಯರ್ ಮಾಡ್ತೀವಿ. ದೇವ್ರೆ ಇವತ್ತು ಏನೇ ಪ್ರಾಬ್ಲಮ್ ಬರಲಿ ನನಗೆ ಎದುರಿಸಂತ ಶಕ್ತಿ ಕೊಡಪ್ಪ, ಆದ್ರೆ ಕುಡ್ತಾ ಬೇಡ, ಮಾದಕ ಚಟಗಳೇ ಬೇಡ, ಕಲ್ತು ಬಿಟ್ಟಿದ್ದೀನಿ, ಇದು ಬಿಡಕ್ಕೆ ಈ ಕಾರ್ಯಕ್ರಮ ತುಂಬಾ ಕೆಲಸ ಮಾಡ್ತಾ ಇದೆ. ಸೊ ಇಲ್ಲಿ ಬಂದಾಗ ನಾವು ಒಂದು ದಿನ ಅಂತ ನಾವು ಸರಳವಾಗಿ ತಗೊಂಡ್ರೆ ಒಂದು ದಿನ ಒಂದು ವಾರ ಆಗುತ್ತೆ, ಒಂದು ವಾರ ಒಂದು ತಿಂಗಳಾಗುತ್ತೆ, ಒಂದು ತಿಂಗಳು ವರ್ಷ ಆಗುತ್ತೆ, ಒಂದು ವರ್ಷ ಹಲವಾರು ವರ್ಷಗಳಾಗಿ ಜೀವನ ಮಾಡ್ಬೋದು. ಯಾವಾಗ ನಾವು ಎಣ್ಣೆ ಬಿಡ್ತೀವೋ, ಯಾವಾಗ ಈ ಕುರ್ಚಿನಿಂದ ಮುಕ್ತವಾಗ್ತೀವೋ, ಏನೇನು ಡ್ಯಾಮೇಜ್ ಆಗಿದೆ ಅವೆಲ್ಲ ಸರಿ ಹೋಗ್ತವೆ. ಇವತ್ತೇ ನೀವು ನೋಡಿ ನಿಮ್ಮ ಫೋಟೋಗಳನ್ನ ಏನಾದ್ರು ಇಲ್ಲಿ ತಗೊಂಡಿರ್ತಾರೆ, ಇನ್ನೊಂದು ತಿಂಗಳಲ್ಲಿ ನೀವು ಮುಖದಲ್ಲಿ ಭಾವನೆನೇ ಚೇಂಜ್ ಆಗ್ಬಿಡ್ತವೆ.
ಯಾವ್ಯಾವ ಏನೇನು ಕಿತ್ತೋಗ್ಬಿಟ್ಟಿದ್ವೋ ಅವೆಲ್ಲ

ಸರಿ ಆಗ್ತಾ ಇರ್ತವೆ. ಅವಕ್ಕೆ ಅವಕಾಶ ಕೊಡ್ಬೇಕಂದ್ರೆ ಎಣ್ಣೆಯಿಂದ ದೂರ ಇರಬೇಕು, ಕುಡಿತದಿಂದ ದೂರ ಇರಬೇಕು. ನಿಜ ಕೈ ಕಾಲು ನಡುಗುತ್ತೆ, ತಲೆ ಸಿಡಿಯುತ್ತೆ, ಎರಡು ದಿನ ಕಷ್ಟ ಆಗ್ತದೆ, ಅದು ಗೊತ್ತು ನನಗೆ ಅನುಭವ. ಎದುರಬಾರ್ದು, ಬದುಕುತ್ತೀನಿ, ನನಗಾಗಿ ನಾನು ಬದುಕ್ತೀನಿ. ದೇವರು ಇಷ್ಟು ಅವಕಾಶ ಕೊಟ್ಟಿದ್ದಾರೆ, ಇದು ಒಂದು ಪ್ರಯತ್ನ. ಯಾಕಂದ್ರೆ ಎಷ್ಟೋ ಪೂಜೆ ಪುರಸ್ಕಾರಗಳನ್ನ ಮಾಡಿದೀವಿ, ಸಕ್ಸಸ್ ಕಾಣ್ತಾ ಇಲ್ಲ. ಯಾಕಂದ್ರೆ ನಾವು ಒಂದಿನಕ್ಕೆ ಮಾತ್ರ ಮತ್ತೆ ನಾಳೆ ಅದೇ ಹೋಗಿ ಕೆಲಸ ಮಾಡ್ತೀವಿ. ಅಂತ ತಪ್ಪು ಕೆಲಸಗಳಾಗಬಾರ್ದು, ಅಂತ ದುಶ್ಚಟಕ್ಕೆ ಕೈ ಹಾಕ್ಬಾರ್ದು. ಬೆಂಕಿ ಇದು ಸುಡುತ್ತೆ ಅಂತ ಗೊತ್ತು, ನಾವು ಮತ್ತೆ ಹೋಗಿ ಹೋಗಿ ಮುಟ್ಟೋದು ಎಷ್ಟು ಒಳ್ಳೆತನ, ಅದು ದಟ್ಟತನ. ಬೆಂಕಿ ಏನಂತ ನಮ್ಗೆ ಗೊತ್ತು, ಅಂದ್ರೆ ಈ ಕುಡಿತ ಏನಂತ ನಮ್ಗೆ ಗೊತ್ತು. ಕುಡಿತ ಬಿಟ್ಟರೆ ಹೆಂಗ ಬದುಕೋದು ಅನ್ನೋದು ನಾವು ಹೇಳ್ಕೊಡ್ತೇವೆ. ನಾನು ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ನಾವು ಗಾಡಿ ತಗೋಬಹುದು, ನಾವು ಚಿನ್ನ ಮಾಡಿಸ್ಬೋದು, ನಾವು ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ಬೋದು, ಮಕ್ಕಳ ಜೊತೆಗೆ ಪ್ರೀತಿಯಿಂದ ಇರ್ಬೋದು, ಗಂಡ ಹೆಂಡರು ಕೂತ್ಕೊಂಡು ಊಟ ಮಾಡ್ಬೋದು. ಮಕ್ಕಳ ಕಷ್ಟ ಸುಖ ಸ್ಕೂಲ್ ಅಂತೆ, ಅವ್ರ ಕಾಲೇಜ್ ಅಂತೆ, ಅದಕ್ಕೆ ಆದಷ್ಟು ಸಹಾಯ ಮಾಡೋದು. ನಾವೇನೋ ನಮ್ಮ ಜೀವನ ಆಗೋಯ್ತು, ನಮ್ಮ ಮಕ್ಕಳು ಮರಿಗಾರು ಒಂದು ಒಳ್ಳೇದು ಮಾಡಬೇಕು. ಇರುವಷ್ಟು ದಿನ, ಇರುವಷ್ಟು ಆಯಸ್ಸು, ದೇವರು ಇದೊಂದು ಅವಕಾಶ ಕೊಟ್ಟಿದೆ. ಈ ಕಾರ್ಯಕ್ರಮ ಬರೋದ್ರಿಂದ ನೀವು ಬದುಕ್ತೀರಾ, ನಿಮ್ಮ ಮನೇನೂ ಬದುಕುತ್ತೆ. ಇದರಲ್ಲಿ ಏನು ಸುಳ್ಳೇನಿಲ್ಲ ಅಥವಾ ಮೋಸ ಏನಿಲ್ಲ, ಮುಕ್ತವಾಗಿ ನಾವು ಮಾತಾಡ್ತಾ ಇದ್ದೀವಿ. ಇದ್ರ ಕಾರಣ ಏನಕ್ಕೆ, ಯಾಕೆ ಮಾತಾಡ್ತೀವಿ ಮುಕ್ತವಾಗಿ ಅಂತಂದ್ರೆ, ಎಲ್ಲಿವರೆಗೆ ಒಬ್ಬ ಅಮೂಲ್ ರೋಗಿ ಇನ್ನೊಬ್ಬ ಅಮೂಲ್ ರೋಗಿ ಜೊತೆಗೆ, ಅಂದ್ರೆ ಒಬ್ಬ ಕುಡುಕ ಮಾಜಿ ಕುಡುಕ ಈಗ ಆಲಿ ಕುಡುಕ ಜೊತೆ ಮಾತಾಡೋದ್ರಿಂದ ಅವನ ಮನಸ್ಸಲ್ಲಿ ಒಂದು ಕೆಲಸ ಆಗ್ತದೆ. ಅದೇನಪ್ಪ ಅಂತಂದ್ರೆ ಒಂದು ಸ್ಫೂರ್ತಿ, ಒಂದು ಆಸೆ. ಸರ್ರೆ ಬದುಕಿದ್ದಾರೆ, ನಾನು ಯಾಕೆ ಬದುಕಬಾರ್ದು? ಸರ್ ನನ್ನ ಕತೆ ಹೇಳ್ತಾ ಇದ್ದಾರೆ. ಇವತ್ತು ನಾನು ಏನ್ ಹೇಳ್ತಾ ಇದ್ದೀನಿ, ಅರ್ಧ ಭಾಗ ನಿಮ್ಮ ಸ್ಟೋರಿನೇ ಇರ್ತದೆ, ಮುಕ್ಕಾಲು ಭಾಗ ಹೇಳ್ತದೆ. ನಾನು ಹುಟ್ಟಿಸಿ ಹೇಳ್ತಾ ಇಲ್ಲ, ಕಲ್ಪನೆಯಲ್ಲಿ ಹೇಳ್ತಾ ಇಲ್ಲ, ಅನುಭವದಿಂದ ಹೇಳ್ತಾ ಇದ್ದೀನಿ. ನಾವು ಬದುಕ್ಬೋದು, ಬದುಕಿ ತೋರಿಸ್ಬೋದು. ನಾವು ಯಾರಿಗೂ ಏ ಕುಡಿತ ಬಿಟ್ಬಿಟ್ಟಿದ್ದೀನಿ ಅಂತ ಊರೆಲ್ಲ ಡಂಗೂರ ಹೊಡೆಯಬೇಡ. ಕುಡಿತದಿಂದ ದೂರ ಇದ್ದೀನಿ, ದೂರ ಬಿಟ್ಬಿಟ್ಟಿದ್ದೀನಿ, ಎರಡಕ್ಕೂ ಡಿಫ್ರೆಂಟ್ ಇರ್ತದೆ. ಕುಡಿತ ಯಾವತ್ತೂ ನಮ್ಮನ್ನ ಬಿಡಲ್ಲ, ಅದು ಹಿಂದೆ ಕಚಾರದ ಬೇತಾಳ ತರ. ಇದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ನಾವು ನಿರಂತರ ಕಾರ್ಯಕ್ರಮದಲ್ಲಿ ಇರ್ಬೇಕು. ಈಗ ಇಡೀ ವಿಶ್ವದಲ್ಲಿ ಇದು ಆನ್ಲೈನ್ ಮೀಟಿಂಗ್ ಸಿಗ್ತಾ ಇದ್ದಾರೆ, ಫಿಸಿಕಲ್ ಮೀಟಿಂಗ್ ಡೈಲಿ ಮೀಟಿಂಗ್ ಆಗ್ತವೆ. ಇಲ್ಲೇ ಸರ್ಗೂರಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಸದಸ್ಯರೆಲ್ಲ ಸೇರಿಕೊಂಡು, ಅವರ ಒಡನಾಟ ಇಟ್ಕೋಬೇಕು. ಹಳೆ ಸ್ನೇಹಿತರನ್ನ ಸ್ವಲ್ಪ ಆದಷ್ಟು ಕಟ್ ಮಾಡಲೇಬೇಕು, ಸಾಕು. ಅವರು ನಮ್ಮನ್ನ ಈಯಾಳಿಸಿದ್ದಾರೆ, ಅವಮಾನ ಮಾಡಿದ್ದಾರೆ, ಇನ್ನು ಮತ್ತೆ ಮತ್ತೆ ಹೋಗಿ ಓಡಿಸ್ಕೊಳ್ಳೋದಂತದ್ದು ಬೇಡ, ಅವನ ಜೊತೆ ಜಗಳಾಡೋದನ್ನು ಬೇಡ. ನಮ್ಮ ಕೆಲಸ ನಾವು ಮಾಡೋಣ, ಕುಡ್ದೊಂದು ದೂರ ಇರ್ಬೇಕಾ? ಮೀಟಿಂಗ್ ಸಭೆಗಳು ಇರ್ತವೆ ಸರ್ಗೂರಲ್ಲೂ, ನಾವನ್ನೇ 5 ಜನ ಸೇರ್ಕೊಂಡು ಮಾಡೋಂಥದ್ದೇ ಈ ಕಾರ್ಯಕ್ರಮ. ಹಿಂಗಾಯ್ತು ಅಂದ್ರೆ ಬೆಂಗಳೂರಿಗೋ ಮಂಗಳೂರಿಗೋ ಹೋಗ್ತೀನಿ ಅಂದ್ರೆ ಅಲ್ಲೂ ಕಾರ್ಯಕ್ರಮ ಸಿಗ್ತದೆ. ಬೇಡ, ನಾನು ಅನುಕೂಲ ಆಗಿದ್ದೀನಿ, US ಹೋಗ್ತೀನಿ, ಅಮೆರಿಕದಲ್ಲೂ ನನ್ಗೆ ಮೀಟಿಂಗ್ ಸಿಗ್ತದೆ. ನಾನು ಮೊದಲೇ ಹೇಳಿದ್ನಲ್ಲ, ಇದು ವರ್ಲ್ಡ್ ವೈಡ್ ಪ್ರೋಗ್ರಾಮ್, ಅಂದ್ರೆ ಪ್ರಪಂಚಾದ್ಯಂತ ಇರ್ತಕ್ಕಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಅದರಿಂದ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆಗಿದ್ದ ಬಗ್ಗೆ ಯೋಚನೆ ಮಾಡಬೇಡಿ. ಇಷ್ಟೆಲ್ಲ ಅನ್ಯಾಯ ಆಗೋದು, ನಾನು ಈ ಬದುಕಿದ ಏನ್ ಪ್ರಯೋಜನ ಅಂತ ಏನಾದ್ರು ಮನಸ್ಸಲ್ಲಿದ್ರೆ ಕಿತಾ ಬದುಕ್ಬೋದು ಅನ್ನೋದನ್ನ ನಾವು ನಿಮ್ಗೆ ಹೇಳ್ತೀವಿ. ಇವತ್ತಿಂದಾನೆ ನಾಳೆಯಿಂದ ಮಾಡ್ಬಿಡ್ತೀನಿ, ಹಬ್ಬ ಬಂದಾಗ ಬಿಟ್ಬಿಡ್ತೀನಿ, ಇದೆಲ್ಲ ಮಾಡಿದ್ದೀವಿ, ಎಲ್ಲ ಮಾಡ್ಬಿಟ್ಟಿದ್ದೀವಿ. ಅದಾಗಬಾರ್ದು ಅಂತ ಅಂದ್ರೆ ನಾವು ಒಂದಿನ ಅಂತ ತಗೋಬೇಕು. ಇದು ಸರಳವಾಗಿ ಕೈ ಇರ್ತಕ್ಕಂಥ ಕಾರ್ಯಕ್ರಮ. ಮೊದಲೇ ಹೇಳ್ದಂಗೆ ನಾನು ಇಂಜೆಕ್ಷನ್ ಕೊಟ್ಟಿಲ್ಲ, ಟ್ಯಾಬ್ಲೆಟ್ಸ್ ಕೊಟ್ಟಿಲ್ಲ, ಮಾನಸಿಕವಾಗಿ ನಿಮ್ಮನ್ನ ತಯಾರು ಮಾಡಿ, ಅದೇ ರೀತಿ ನಿಮ್ಮ ದೈಹಿಕವಾಗಿ ನಿಮ್ಗೆ ಎಕ್ಸೈಸ್ ಅದು ಇದು ಮಾಡಿಸಿ ಒಂದು ಒಳ್ಳೆ ಜೀವನಕ್ಕೆ ನಿಮ್ಮ ಕುಟುಂಬದ ಚೆನ್ನಾಗಿರಲಿ ಅಂತ ಒಂದೇ ಒಂದು ಆಸೆಯಿಂದ ಇವತ್ತು ಈ ಸ್ವಾಮಿ ವಿವೇಕಾನಂದ ಮೂಮೆಂಟ್ಸ್ ಅವ್ರು ಮಾಡ್ತಕ್ಕಂಥದ್ದು ಕಾರ್ಯಕ್ರಮಕ್ಕೆ ನಾವೆಲ್ಲ ಧನ್ಯರು. ಯಾಕಂದ್ರೆ ಎಷ್ಟೋ ಫ್ಯಾಮಿಲಿಗಳಿಗೆ ಮೆಸೇಜ್ ಹೋಗ್ಬೇಕು, ಎಷ್ಟೋ ಬಡತನ ಈ ಸಿಗಾಕೊಂಡ್ರು ಈ ಕಾರ್ಯಕ್ರಮಕ್ಕೆ ಸಿಕ್ಕಿ ಅವರು ಅವ್ರ ಸಂಸಾರದ್ದು ಚೆನ್ನಾಗಿರ್ಬೇಕು, ಅವ್ರ ಮನೇನು ಚೆನ್ನಾಗಾಗಬೇಕು ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಇಷ್ಟೊತ್ತು ನಿಮ್ಮ ಜೊತೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಸ್ಥೆಯವರಿಗೆ, ನಿಮಗೆಲ್ಲ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ಏನೇ ಪ್ರಾಬ್ಲಮ್ ಆದರೂ ಸತತವಾಗಿ ನಾವು ನಿಮ್ಮ ಜೊತೆಗೆ ಹೆಲ್ಪ್ಲೈನ್ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿಗೆ ಫೋನ್ ಮಾಡಿ ಮುಕ್ತವಾಗಿ ಮಾತಾಡಿ. ಯಾರು ಇಷ್ಟಪಡದಿರೋಂಥ ವ್ಯಕ್ತಿಗಳನ್ನ ನಾವು ಇಷ್ಟಪಡ್ತೀವಿ ಅಂದರೆ, ನಾನು ಆ ಜಂಜಾಟದಿಂದ ಆ ಗುಂಗಿಂದ ಬಚಾವ್ ಬಂದಿದ್ದಕ್ಕೆ ನಾನು ನಿಮ್ಮ ಜೊತೆ ಮುಕ್ತವಾಗಿ ಮಾತಾಡೋದಂತ ಅವಕಾಶ ಆಗಿದೆ. ನಿಮಗೂ ಮಾತಾಡೋಂಥ ಅವಕಾಶ ಇರುತ್ತೆ, ನೆಕ್ಸ್ಟ್ ಕ್ಯಾಂಪಲ್ಲಿ ನೀವು ಬಂದು ಮಾತಾಡ್ಬೋದು, ನೀವೇ ಸೇವೆ ಮಾಡ್ಬೋದು. ಎಲ್ಲ ಅದೇ ರೀತಿಯೇ ಬಂದಿರುತ್ತೆ, ನಾವೇನು ಡಾಕ್ಟರೇಟ್ ಮಾಡಿ ಬಂದಿಲ್ಲ ಅಥವಾ ವಕೀಲರಾಗಿ ಬಂದಿಲ್ಲ. ಸೊ ಈ ಥರ ನರಳುತ್ತಿದ್ದು ಇವತ್ತು ಒಳ್ಳೆ ಜೀವನ ಮಾಡ್ತಾ ನಾವಿಗೆ ಬಂದು ಈ ಸಂದೇಶ ನಿಮ್ಗೆ ಕೊಡ್ತಾ ಇದ್ದೀವಿ. ಬನ್ನಿ, ದೇವರಿದ್ದಾರೆ,
ಏನಾಗ್ಬೇಕು ಅದು ಭಗವಂತನ ಇಚ್ಛೆ ಆಗ್ತದೆ.

ಆದರೆ ಭಗವಂತನಿಗೆ ನಾವು ಕೈಡ್ಕೋಬೇಕು. ನಾವೇನು ಮಾಡ್ತಿದ್ವಿ, ಬರೀ ಕೆಟ್ಟದ್ದು ಬಂದರೆ ಮಾತ್ರ ದೇವ್ರನ್ನ ಬೈತಾಯಿರ್ತೀವಿ, ಕುಡಿದ್ಬಿಟ್ರೆ ದೇವರು ಇಲ್ಲ, ದಿನರು ಇಲ್ಲ, ಯಾರು ಇಲ್ಲ, ಹಿಂಗಾಗ್ತಾ ಇತ್ತು. ಸೊ ಇದು ನಿಮಗೆ ಒಂದೇ ದಿನಕ್ಕೆ ಇಷ್ಟು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಿರಂತರವಾಗಿ ನಾವು ಟಚ್ಚಲ್ಲಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನೀವೇ ಮಾತಾಡ್ತೀರ, ಏ ಏನೇನು ನಮ್ಮ ತಲೆಯಲ್ಲಿ ಏನೇನಿತ್ತು, ಎಷ್ಟು ಕಚಡ ತುಂಬಿತ್ತು, ಎಷ್ಟು ಕ್ರೂರವಾಗಿದೆ. ಇದರಿಂದ ನಮ್ಮ ಫ್ಯಾಮಿಲಿ ರೆಡಿ ಆಯಿತು. ನೀವು ಒಂದು ವಾರ, ಒಂದು 15 ದಿನ ನಿಮ್ಮ ಫ್ಯಾಮಿಲಿ ಜೊತೆಗೆ ನೋಡಿ, ಒಂದು ತಿಂಗಳಾದ್ಮೇಲೆ ನೋಡಿ, ನಿಮ್ಮ ಮನೆಯಲ್ಲಿ ವಾತಾವರಣನೇ ಚೇಂಜ್ ಆಗ್ಬಿಡುತ್ತೆ. ಸೊ ಅವಕಾಶಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು.

ಕೇಳುಗರೇ, ಇದುವರೆಗೂ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಕುಡಿತದಿಂದ ಆಗುವ ದುಷ್ಪರಿಣಾಮಗಳು, ಆಲ್ಕೋಹಾಲಿಕ್ ಅನನಮಿಸೋಕೂಟದ ಪರಿಚಯ ಹಾಗೂ ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಕುರಿತು ಶ್ರೀಯುತ ಪ್ರಶಾಂತ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಸಮಯ ಆನಂದಮಯ, ಏಕೆಂದ್ರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸುವಂತಹ ಸಮಯ. ಇಂದು ಇಚ್ಚಿಡಿಕೋಟೆ ತಾಲೂಕಿನ ಹೈರಿಗೆ ಗ್ರಾಮದ ಪುಟಾಣಿ ಅಮೂಲ್ಯರವರು ತಮ್ಮ 4ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದಾರೆ. ಇವರಿಗೆ ಶುಭ ಕೋರುವವರು ತಂದೆ ಮಂಜು, ತಾಯಿ ಪೂಜಾ, ತಮ್ಮನಾದ ಧನುಷ್ ಅವರು, ದೊಡ್ಡಪ್ಪ ಕುಮಾರ, ದೊಡ್ಡಮ್ಮ ಅಶ್ವಿನಿಯವರು, ತಾತ ಚಂದ್ರರವರು, ಅಜ್ಜಿ ಮಂಜುಳಾರವರು ಹಾಗೂ ಕುಟುಂಬ ವರ್ಗ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಬೆಂಗಳೂರಿನಲ್ಲಿ ನೋಡಲ್ಗೆ ಸ್ಥಾಪಿಸಿದ ಸರ್ಕಾರ. ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣದ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ, ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸ್ಪಷ್ಟನೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ಬೆಂಗಳೂರಿನಲ್ಲಿ ಶಿಕ್ಷಕರೊಂದಿಗೆ ಸಂವಾದ ನಡೆಸಿದ ಸಚಿವ ಮಧು ಬಂಗಾರಪ್ಪ. ಹಾಗೂ ರಾಜ್ಯದಲ್ಲಿ ಬರ ಹಿನ್ನೆಲೆ ರೈತರ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ರಾಜ್ಯ ಸರ್ಕಾರ ನೂತನವಾಗಿ ಆರಂಭಿಸಿರುವ ಪ್ರಜಾಸೇವಾ ಅಭಿಯಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಜಯನಗರದ ಕೂಡ್ಲಿಗಿಯಲ್ಲಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಸಾರ್ವಜನಿಕರ ಸಮಸ್ಯೆಗಳು ಮತ್ತು ಅಹವಾಲುಗಳನ್ನು ಆಲಿಸಿ ಶೀಘ್ರ ಪರಿಹಾರ ಒದಗಿಸುವ ಉದ್ದೇಶದಿಂದ ಸರ್ಕಾರ ಪ್ರಜಾಸೇವಾ ಇಲಾಖೆಯನ್ನು ಆರಂಭಿಸಿದೆ ಎಂದು ತಿಳಿಸಿದರು. ಒಂದೇ ಸೂರಿನಡಿ ಪರಿಹಾರ ಕಲ್ಪಿಸುವ ಜೊತೆಗೆ ಅರ್ಜಿಗಳ ಪಾರದರ್ಶಕ ವಿಲೇವಾರಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಪಿಂಚಣಿ, ಪಹಣಿ, ವಸತಿ, ಹೊಸ ಪಡಿತರ ಚೀಟಿ, ಸಾರಿಗೆ, ರಸ್ತೆ ಅಭಿವೃದ್ಧಿ, ಕುಡಿಯುವ ನೀರು, ದೇವಸ್ಥಾನದ ಜೀರ್ಣೋದ್ಧಾರ, ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರಗಳ ಅಭಿವೃದ್ಧಿ ಸೇರಿದಂತೆ ಇನ್ನಿತರ ಸಮಸ್ಯೆಗಳ ಕುರಿತು ಅಹವಾಲು ಸಲ್ಲಿಸಲು ಪ್ರಜಾಸೇವಾ ಅಭಿಯಾನದಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಚಿವ ಕೆಎಸ್ ಬಸವಂತಪ್ಪ, ವಿಧಾನಸಭೆಯ ಉಪ ಸಭಾಧ್ಯಕ್ಷ ಮಂಕಾಳು ವೈದ್ಯ, ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಗ್ರಾಮೀಣ ಭಾಗದ ಪ್ರತಿಯೊಂದು ಮನೆಗೂ ಸರ್ಕಾರದ ಯೋಜನೆಗಳ ಮಾಹಿತಿ ತಲುಪುವುದು ಅತ್ಯಗತ್ಯವಾಗಿದ್ದು ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಸಕ್ರಿಯವಾಗಿ ಶ್ರಮಿಸಬೇಕು ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸರ್ಕಾರ ಜಾರಿಗೆ ತರುವ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಕೇವಲ ಕಾಗದಕ್ಕಷ್ಟೇ ಸೀಮಿತವಾಗದೆ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ರಾಜ್ಯ ಸರ್ಕಾರ ಪ್ರತಿಯೊಬ್ಬ ಪ್ರಜೆಯನ್ನು ತಲುಪಬೇಕು ಎಂಬ ಆಶಯದಿಂದ ಪ್ರಜಾಸೇವಾ ಆಂದೋಲನ ಸಭೆಯನ್ನು

0: ಹಮ್ಮಿಕೊಳ್ಳಲಾಗಿದೆ ಎಂದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಕೆಪಿ ಮೋಹನ್ ರಾಜ್ ತಿಳಿಸಿದ್ದಾರೆ. ಪ್ರಜಾಸೇವಾ ಇಲಾಖೆಯ ಮೂಲಕ ಸಾರ್ವಜನಿಕರ ಅರ್ಜಿಗಳು ವಿಲೇವಾರಿಗೊಂಡು ತಾರ್ಕಿಕ ಅಂತ್ಯ ಕಾಣಲಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಧ್ಯೇಯದೊಂದಿಗೆ ಸರ್ಕಾರದಿಂದ ಆರಂಭಿಸಲಾಗಿರುವ ಪ್ರಜಾಸೇವೆ ಆಂದೋಲನಾ ಸಭೆಗಳಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೂ ಇಂದು ಚಾಲನೆ ದೊರೆತಿದೆ. ನೇಪಾಳದಲ್ಲಿ ನಾಪತ್ತೆಯಾಗಿರುವ ರಾಜ್ಯದ ವ್ಯಕ್ತಿಗಳ ಗುರುತು ಪತ್ತೆ ಹಾಗೂ ಅಗತ್ಯವಿದ್ದಲ್ಲಿ ಅವರ ಮೃತದೇಹಗಳನ್ನು ಸ್ವದೇಶಕ್ಕೆ ತರಲು ಅನುಕೂಲವಾಗುವಂತೆ ಡಿಎನ್ಎ ಪರೀಕ್ಷೆ ನಡೆಸಲು ಬೆಂಗಳೂರಿನ ಬೌರಿಂಗ್ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆಯನ್ನು ನೋಡಲ್ ಕೇಂದ್ರವಾಗಿ ನೇಮಕ ಮಾಡಲಾಗಿದೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ತಿಳಿಸಿದ್ದಾರೆ. ನಾಪತ್ತೆಯಾಗಿರುವ ವ್ಯಕ್ತಿಗಳ ಗುರುತು ಪತ್ತೆ ಹಚ್ಚಲು ಮೊದಲ ಸಂಬಂಧಿಕರಾದ ತಂದೆ, ತಾಯಿ, ಮಗ ಅಥವಾ ಮಗಳು ಡಿಎನ್ಎ ಮಾದರಿ ನೀಡಬಹುದು ಎಂದು ತಿಳಿಸಿದ್ದಾರೆ. ಸಂಬಂಧಿಕರು ಸಂಬಂಧ ದೃಢಪಡಿಸಲು ಸಂಬಂಧಿತ ದಾಖಲೆಗಳನ್ನು ಕಡ್ಡಾಯವಾಗಿ ತರುವಂತೆ ಸೂಚಿಸಿದ್ದಾರೆ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಿರುವ ಹಗರಣದ ಕುರಿತಂತೆ ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ತನಿಖಾ ವರದಿ ಬಂದ ಬಳಿಕ ತಪ್ಪಿತಸ್ಥರ ವಿರುದ್ದ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿದೆ ಎಂದು ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರಿಗಳು ಸೇರಿದಂತೆ ಹಲವರನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮದ್ದೂರು ತಾಲೂಕಿನ ಪಶು ಇಲಾಖೆಯಲ್ಲಿ ನಡೆದಿರುವ ಹಗರಣಗಳ ಸಂಬಂಧ ಸುಧಾರಣೆ ತರಲು ಈಗಾಗಲೇ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಪಶುಸಂಗೋಪನಾ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಇದ್ದು ಶೀಘ್ರವೇ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ಶಿಕ್ಷಕರ ದಿನಾಚರಣೆ. ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಆಕಾಶವಾಣಿ ಸುದ್ದಿ ವಿಭಾಗದೊಂದಿಗೆ ಮಾತನಾಡಿದ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ರಾಜ್ಯದ ಎಲ್ಲಾ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಗೆ ಶುಭ ಕೋರಿದ್ದಾರೆ. ಶಿಕ್ಷಕರ ನೆರವಿಗೆ ಸರ್ಕಾರ ಬದ್ಧವಿದೆ ಎಂದು ತಿಳಿಸಿದ್ದಾರೆ.
4: ಶಿಕ್ಷಕರು ಅಂತ ಹೇಳಿದ್ರೆ ಬರೀ ಅವರು ಶಿಕ್ಷಣ ಕೊಡ್ತಕ್ಕಂಥದ್ದಲ್ಲ, ಒಂದು ದೇಶವನ್ನ ಕಟ್ತಕ್ಕಂಥದ್ರಲ್ಲಿ ಅವರ ಹೆಚ್ಚು ಸಹಕಾರ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ತಂದೆ ತಾಯಿಯವರು ಜೀವದಾನ ಮಾಡ್ತಾರೆ, ಅದನ್ನ ಭವಿಷ್ಯದಲ್ಲಿ ನಡೀತಕ್ಕಂಥ ದಾನ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ. ಯಾವತ್ತೂ ಕೂಡ ವಿಶೇಷವಾಗಿ ಶಿಕ್ಷಕರಿಗೆ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರ ಜೊತೆಗೆ ಸರ್ಕಾರ ಯಾವತ್ತೂ ಕೂಡ ಇರ್ತದೆ, ಸ್ಪಂದನೆ ಮಾಡ್ತದೆ, ಯಾವತ್ತೂ ಕೂಡ ಅವರ ಸಹಕಾರ ಸರ್ಕಾರಗಳ ಜೊತೆಗೆ ಇರಲಿ ಅಂತಕ್ಕಂಥದ್ದನ್ನ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಉದ್ದ ಅಗಲದಲ್ಲಿ ಇರ್ತಕ್ಕಂಥ ಎಲ್ಲಾ ಶಿಕ್ಷಕರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
0: ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇಂದು ಬೆಂಗಳೂರಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ದಿಢೀರ್ ಭೇಟಿ ನೀಡಿ ಶಿಕ್ಷಕರಿಗೆ ಶುಭ ಕೋರಿದ್ದಾರೆ. ತಣಿಸಂದ್ರದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿದ ಅವರು ಶಿಕ್ಷಕರೊಂದಿಗೆ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದರು. ತಂದೆ ತಾಯಿ ಜನ್ಮ ನೀಡಿದರೆ ದಾರಿ ತೋರಿಸುವವರು ಶಿಕ್ಷಕರು ಎಂದು ಹೇಳಿದರು. ರಾಜ್ಯದಲ್ಲಿ ಸುಮಾರು 46,000 ಶಾಲೆಗಳಿದ್ದು ಸರ್ಕಾರಿ ಶಾಲೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ತಿಳಿಸಿದರು. ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ 5ನೇ ದಿನಕ್ಕೆ ಕಾಲಿಟ್ಟಿದೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಕಾರಟಗಿ ಪಟ್ಟಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಿವೃತ್ತ ಶಿಕ್ಷಕರಿಗೆ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶಿಕ್ಷಕರೆಂದರೆ ಕೇವಲ ಪಾಠ ಹೇಳಿಕೊಡುವವರಲ್ಲ, ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸುವ ಗುರುಗಳು ಎಂದು ತಿಳಿಸಿದರು. ಒಬ್ಬ ಒಳ್ಳೆಯ ಶಿಕ್ಷಕ ಒಂದು ಪೀಳಿಗೆಯನ್ನೇ ಬದಲಾಯಿಸಬಲ್ಲ ಎಂದು ಅಭಿಪ್ರಾಯಪಟ್ಟರು. ರಾಜ್ಯದ ಇತರೆಡೆಯೂ ಶಿಕ್ಷಕ ದಿನಾಚರಣೆ ಆಚರಿಸಲಾಯಿತು. ಶಿಕ್ಷಕರ ಪ್ರಾಮಾಣಿಕ ಸೇವೆ ಮತ್ತು ಪರಿಶ್ರಮದ ಫಲವಾಗಿ ಉತ್ತರ ಕನ್ನಡ ಜಿಲ್ಲೆ ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ 3ನೇ ಸ್ಥಾನ ಗಳಿಸಿರುವುದು ಹೆಮ್ಮೆಯ ಸಂಗತಿ ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಗುಣಮಟ್ಟದ ಶಿಕ್ಷಣ ನೀಡಿ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯ ರೂಪಿಸುವಲ್ಲಿ

0: ಶಿಕ್ಷಕರ ಪಾತ್ರ ಮಹತ್ವದ್ದಾಗಿದೆ. ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಕೃಷಿ ಸಾಲ ಮನ್ನಾ ಮಾಡಬೇಕು ಎಂಬ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಬಿಜೆಪಿ ಟೀಕಿಸಿದೆ. ರೈತರು ಸಾಲ ಮನ್ನಾ ಕೋರಿದಾಗ ಕೇಂದ್ರದತ್ತ ಬೆರಳು ತೋರಿಸುವುದು ಎಷ್ಟು ಸರಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯ ಸರ್ಕಾರ ಕೂಡಲೇ ರೈತರ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದಂತೆ 5,000 ಕೋಟಿ ರೂಪಾಯಿಗಳ ನೈಸರ್ಗಿಕ ವಿಕೋಪ ನಿಧಿಯಡಿಯಲ್ಲಿ ಪರಿಹಾರ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಭಗವದ್ಗೀತೆಯ ಸಂದೇಶಗಳನ್ನು ಆಧರಿಸಿ ಪರಿಣಾಮಕಾರಿ ನಾಯಕತ್ವದ ಕುರಿತು ಹಲವು ಮಹತ್ವದ ವಿಚಾರಗಳನ್ನು ದಿ ಇನ್ನರ್ ಚಾರಿಟೋರಿಯರ್ ಕೃತಿಯಲ್ಲಿ ಪ್ರಸ್ತಾಪಿಸಲಾಗಿದೆ ಎಂದು ರಾಮಕೃಷ್ಣ ಆಶ್ರಮದ ಸ್ವಾಮಿ ಮಹಾಮೇಧಾನಂದಜಿ ಅಭಿಪ್ರಾಯಪಟ್ಟಿದ್ದಾರೆ. ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಬೆಂಗಳೂರಿನ ಜಯನಗರದ ಎನ್ಎಂಕೆಆರ್ವಿ ಆವರಣದ ಮಂಗಳ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೀತಿ ಆಯೋಗದ ಪೂರ್ಣಕಾಲಿಕ ಸದಸ್ಯ ಡಾ ಆರ್ ಬಾಲಸುಬ್ರಹ್ಮಣ್ಯಂ ರಚಿಸಿರುವ ದಿ ಇನ್ನರ್ ಚಾರಿಯೋಟಿರ್ ಕೃತಿಯನ್ನ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಭಗವದ್ಗೀತೆಯಲ್ಲಿರುವ ಜೀವನ ಮೌಲ್ಯಗಳು ಹಾಗೂ ನಾಯಕತ್ವದ ತತ್ವಗಳನ್ನು ಇಂದಿನ ಯುವಜನತೆ ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಕಾರ್ಯಕ್ರಮದಲ್ಲಿ ವೇದ ವಿದ್ವಾಂಸ ದುಷ್ಯಂತ್ ಶ್ರೀಧರ್ ಅವರೊಂದಿಗೆ ಸಂವಾದ ನಡೆಯಿತು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಗದಗ ಜಿಲ್ಲೆಯ 8 ಪರೀಕ್ಷಾ ಕೇಂದ್ರಗಳಲ್ಲಿ ನಾಳೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಪರೀಕ್ಷೆಗಳು ನಡೆಯಲಿದ್ದು, ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ಪ್ರತಿಬಂಧಕಾಜ್ಞೆ ಜಾರಿಗೊಳಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಯುವ ಮತದಾರರ ನೋಂದಣಿಗೆ ಇದೇ 19 ಹಾಗೂ 20ರಂದು ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳ ಎಲ್ಲಾ ಮತಗಟ್ಟೆಗಳಲ್ಲಿ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರದ ಪ್ರಜಾಸೇವಾ ಅಭಿಯಾನಕ್ಕೆ ಕೂಡ್ಲಿಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ನೇಪಾಳ ದುರಂತ ಪ್ರಕರಣ, ಮೃತಪಟ್ಟವರ ಗುರುತು ಪತ್ತೆಗೆ ಬೆಂಗಳೂರಿನಲ್ಲಿ ನೋಡಲ್ ಕೇಂದ್ರ ಸ್ಥಾಪಿಸಿದ ಸರ್ಕಾರ. ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣದ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ, ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸ್ಪಷ್ಟನೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ಬೆಂಗಳೂರಿನಲ್ಲಿ ಶಿಕ್ಷಕರೊಂದಿಗೆ ಸಂವಾದ ನಡೆಸಿದ ಸಚಿವ ಮಧು ಬಂಗಾರಪ್ಪ. ಹಾಗೂ ರಾಜ್ಯದಲ್ಲಿ ಬರ ಹಿನ್ನೆಲೆ ರೈತರ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ನಿಲಯದಿಂದ ನಮ್ಮೂರು ಸರಗೂರು ತಾಲೂಕಿನ ಭೀಮಟ್ಕೆರೆ ಗ್ರಾಮ ಪಂಚಾಯಿತಿಯ ಕೂಡಿಗಿ ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಯುತ ರವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು.
4: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
5: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ನಾವು ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕೂಡಗಿ ಹಾಡಿಯ ಪ್ರಮುಖರಾಗಿರುವ ಶ್ರೀಯುತ ರವಿರವರು ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ

0: ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ಧನ್ಯವಾದಗಳು
0: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನನ್ನ ಹೆಸರು ರವಿ ಕುಡ್ಗಿಯಾಡಿ. ಈಗ ನಾನು ಜಮೀನ್ ಕೆಲಸ ವ್ಯವಸಾಯ ಮಾಡ್ತಾ ಇದ್ದೀನಿ. ನಾವು ಬೆಟ್ಟ ಕುರ್ಬಾ ಸಮುದಾಯದವರು.
0: ಸರ್, ಈ ಒಂದು ಹಾಡಿನಲ್ಲಿ ತಾವು ಎಷ್ಟು ವರ್ಷಗಳಿಂದ ವಾಸ ಇದ್ದೀರಾ? ಜೊತೆಗೆ ನಿಮ್ಮ ಒಂದು ಹಾಡಿಗೆ ಕೂಡಗಿ ಹಾಡಿ ಅಂತ ಹೆಸರು ಬರೋದಕ್ಕೆ ಏನ್ ಕಾರಣ? ಜೊತೆಗೆ ಎಷ್ಟು ಜನಸಂಖ್ಯೆ ಇಲ್ಲಿ ಪ್ರಸ್ತುತ ವಾಸ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
1: ಇದು ನಮ್ಮೂರ್ ಜನಸಂಖ್ಯೆ ಬಂದು ಒಂದು 120 ಜನ ಇದ್ರಷ್ಟೇ. ಕುಡ್ಗಿ ಆಡಿ ಅಂದ್ರೆ ಪಕ್ಕದ ಊರು ಯಾವ ಊರು ಇರುತ್ತೆ ಆ ಊರನ್ನ ಹೆಸರಿಟ್ಕೊಂಡು ಆಡಿ ಅಂತ ಕರೀತಾರೆ. ಈಗ ನಮ್ಮ ಪಕ್ಕದಲ್ಲಿ ಕುಡ್ಗಿ ಇದೆ, ಈಗ ನಮ್ದು ಕುಡ್ಗಿ ಆಡಿ. ಪಕ್ಕದಲ್ಲಿ ಭೀಮಟಗೇರಿ ಇದೆ, ಭೀಮಟಗೇರಿ ಆಡಿ. ನಾಗಣಪುರ ಇದೆ, ನಾಗಣಪುರ ಆಡಿ. ಇದೇ ತರ ಸುಮಾರು ಆಡಿಗಳಿವೆ. ಪಕ್ಕದ ಯಾವ ಊರು ಹೆಸರಿರುತ್ತೆ ಅದು ಅದನ್ನೇ ಕರೀತಾರೆ, ಆಡಿ ಅಂತ ಸೇರ್ತಾರೆ ಅಷ್ಟೇ. ನಾವೀಗ ಇಲ್ಲಿ ಬಂದು ನನಗೀಗೊಂದು 37 ವರ್ಷ. 37 ವರ್ಷದಿಂದ ನಮ್ಮಲ್ಲಿ ಇವ್ರಲ್ಲಿದ್ದೀವಿ. ಮೊದಲು ನಮ್ಮ ತಾತೆಯವರೆಲ್ಲ ಕಾಡೊಳಗಿದ್ರಂತೆ. ಅವರು ಬಂದು ನನಗೆ ಎಷ್ಟು ಈ ಹೊರಗಡೆ ಬಂದು ಸುಮಾರು ವರ್ಷ ಆಗಿದೆ. ನಾನು ಗೊತ್ತಿರೋದು ಇಲ್ಲಿ ಈ ಊರಲ್ಲೇ ಇದ್ದು. ನಮ್ಮ ತಾತೆಯವರು ಅವರು ಮೊದಲು ಹೇಳ್ತಿದ್ದು ನಾವು ಕಾಡಲ್ಲಿದ್ದು, ಆಮೇಲೆ ಈಗ ಈಚೆ ಬಂದು ಅನ್ಕೊಂಡು ಅವ್ರು ಹೇಳ್ತಿದ್ದು. ಅಂದ್ರೆ ಇಲ್ಲಿ ಬಂದು ಒಂದು 50 ವರ್ಷ ಆಗಿರ್ಬೋದು. ನನ್ನ ಅನಿಸಿಕೆ ಪ್ರಕಾರ ಒಂದು 50 ವರ್ಷ ಆಗಿದೆ. ನಮ್ಮೂರು ಬಂದು ಒಂದು 50 ವರ್ಷ ಆಗಿರ್ಬೋದು. ನಮಗೆ ಈಗ 37.
0: ಸರ್, ನಿಮ್ಮ ಹಾಡಿಯಲ್ಲಿ ಯಾವೆಲ್ಲ ಬುಡಕಟ್ಟು ಜನಾಂಗದವರು ಪ್ರಮುಖವಾಗಿ ವಾಸ ಮಾಡ್ತಾ ಇದ್ದೀರಾ?
1: ಇಲ್ಲಿ ಬಂದು ಈ ನಮ್ಮೂರಲ್ಲಿರೋದು ಒಂದು ಬೆಟ್ಟ ಕುರ್ಬಾ, ಇನ್ನೊಂದು ಸೋಲಿಗ. ಎರಡೇ ಸಮುದಾಯದವರು, ಬೇರೆ ಸಮುದಾಯ ಯಾವುದೂ ಇಲ್ಲ. ಒಗ್ಗಟ್ಟು ಇದೆ. ಯಾಕಂದ್ರೆ ಇವು ಎರಡು ಸಮುದಾಯ ಆದಿವಾಸಿ ಸಮುದಾಯಕ್ಕೆ ಬರೋದ್ರಿಂದ ಬೇರೆ ಯಾವ ಜನಾಂಗದವರಿಲ್ಲ. ಎರಡು ಆದಿವಾಸಿ ಕುಟುಂಬಗಳೇ ಇರೋದಿಲ್ಲಿ. ಒಗ್ಗಟ್ಟಾಗಿ ಏನು ತೊಂದರೆ ಇಲ್ಲ ಬಿಡಿ. ಯಾಕಂದ್ರೆ ಇಲ್ಲಿ ಸುಮಾರು ಆಡಿಗಳಂದ್ರೆ ಒಂದು ಪಕ್ಕದಲ್ಲಿ ಇಲ್ಲಿ ಜೇನು ಕುರ್ಬಾ ಅಂತ ಇದೆ. ಒಂದೂರಲ್ಲಿ ಒಂದೊಂದು ಹೋಕಲು ಸಮುದಾಯ ಇರ್ತಾರೆ. ಎರಡು ಇರ್ತಾವೆ, ಮೂರು ಇರ್ತಾವೆ. ಕೆಲವರಲ್ಲಿ ಕಾಡು ಕುರ್ಬಾ ಮತ್ತು ಜೇನು ಕುರ್ಬಾ ಇರ್ತಾರೆ. ಕಾಡು ಕುರ್ಬಾ ಎರಡು ಇರ್ತಾರೆ. ಇಲ್ಲಂಗೆ ಕೋಲಿಗ ಮತ್ತು ಬೆಟ್ಟ ಕುರ್ಬಾ ಇರುತ್ತೆ ಇದ್ದೀವಿ.
0: ಸರ್, ನಿಮ್ಮ ಒಂದು ಸಮುದಾಯದ ಬಗ್ಗೆ ನಮಗೆಲ್ಲ ತಿಳಿಸೋದಾದ್ರೆ, ನಿಮ್ಮ ಜನರು ಎಲ್ಲೆಲ್ಲಿ ಪ್ರಮುಖವಾಗಿ ವಾಸ ಮಾಡ್ತಾ ಇದ್ದಾರೆ, ಜೊತೆಗೆ ನಿಮ್ಮ ಪ್ರಮುಖ ಕಸುಬುಗಳೇನು, ಹಿಂದಿನ ಕಾಲದಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡ್ತಿದ್ರು, ಈಗ ಪ್ರಸ್ತುತ ದಿನಮಾನಗಳಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇದ್ದೀರಾ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
1: ನಮ್ಮ ಸಮುದಾಯದವರು ಅದೇ ಈಗ ಕಾಡು ಅಂಚಿನ ಪ್ರದೇಶಗಳಲ್ಲಿ ಜಾಸ್ತಿ ಇರೋದು. ಯಾಕಂದ್ರೆ ಕಾಡು ಒಳಗಡೆ ಈಗ ಸಿಟಿ ಪಕ್ಕದಲ್ಲಿ ಯಾವ ಊರು ಇದುವರೆಗೂ ನಾನು ನೋಡಿಲ್ಲ. ಕಾಡಂಚಿನ ಇದರಲ್ಲೇ ಇದ್ದಾರೆ. ಯಾಕಂದ್ರೆ ಕಾಡಿಂದ ಹೊರಗಡೆ ಬಂದ್ಮೇಲೆ ಕಾಡಂಚಲೇ ಇರೋದು. ನಾವು ಕಸು ಬಂದರೆ ಮೊದಲೆಲ್ಲ ಈ ಬುಟ್ಟಿ ಎಣೆಯೋದು. ಈ ನಾನು ನೋಡಿರೋ ಮಟ್ಟಿಗೆ ನಾನು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಸುಮಾರು ಬುಟ್ಟಿಗಳು ಕಾಡಿನ ತಂದು ಬಿದಿರು ತಂದು ಬುಟ್ಟಿ ಎಣೆಯೋದು, ಮೊರ ಎಣೆ ಇದು ಮಾಡೋದು ಆ ಥರ ಇದ್ದು. ಈಗ ಭತ್ತ ಭತ್ತ ಈ ಬಿದಿರು ಎಲ್ಲ ನಾಶ ಆಯಿತು. ಆ ಕಸುಬು ಗೊತ್ತಿದೆ, ಕೆಲವು ಆಳ್ಬರಿಯಲ್ಲಿ ಗೊತ್ತಿದೆ. ಈಗಿನ ಜನ್ರೇಷನ್ಗೆ ಅದು ಗೊತ್ತಿಲ್ಲ. ಅದು ಬಿದಿರೆಲ್ಲ ನಾಶ ಆಯ್ತಲ್ಲ ಕಾಡಲ್ಲಿ. ಅದು ಒಂದು ಎಷ್ಟು ವರ್ಷ ಅಂತ ಒಂದು ಬಿದಿರು ಆಯ್ಸಿರುತ್ತೆ. ಆ ಆಯ್ಸಿ ಮುಗಿದಾದ್ಮೇಲೆ ಕಾಡಲ್ಲಿನೂ ಹೊಸದಾಗಿ ಚಿಗುರ್ಕ ಬರಬೇಕದು. ಹಾಗಾಗಿ ಈಗ ಬಿದಿರು ನಾವು ಕಾಡಲ್ಲಿಲ್ವಲ್ಲ, ಅದು ಕಾಡಲ್ಲಿ ಇದ್ರೂ ಈಗ ತರಕ ಆಯ್ತಿಲ್ವಲ್ಲ, ಕತ್ತರಕ್ ಬಿಡ್ತಲ್ಲ ಫಾರೆಸ್ಟ್ ಇದು ಇದರಿಂದ ಟೈಗರ್ ರಿಸರ್ವ್ ಮಾಡ್ತಡೆಯಿಂದ ನಾವು ಕಾಡಕ್ಕೆ ಅಷ್ಟು ಪರ್ಮಿಷನ್ ಇಲ್ಲ. ಈಗ ಒಂದು ಸಾವು ಸಮಾಧಿಗೆ ಹೋಗಿ ಹೋಗಿ ಬರ್ಬೋದಷ್ಟೇ, ಬೇರೆ ಪರ್ಮಿಷನ್ ಇಲ್ಲ. ಅದರಿಂದ ಇವರು ಕುಲ ಕಸ್ಬು ಅಂದ್ರೆ ಬುಟ್ಟಿ ಏನೋದು ಸ್ವಲ್ಪ ಮರೆ ಆಯ್ತಾ ಇದೆ ಈಗ ಈ ಇದರಿಂದ, ಯಾವ್ದೋ ಬಿದಿರಿಂದ ಮತ್ತು ಫಾರೆಸ್ಟ್ ಅವರ ಇದರಿಂದ.
0: ಸರ್, ನಿಮ್ಮ ಒಂದು ಊರಿನ ಅಕ್ಕಪಕ್ಕದಲ್ಲಿರುವಂತಹ ಕಾಡುಗಳಾಗಿರ್ಬೋದು, ನದಿಗಳ ಬಗ್ಗೆ ಹೇಳೋದಾದ್ರೆ, ಅವು ನಿಮ್ಮ ಬದುಕಿನ ಭಾಗವಾಗಿ ಹೇಗೆ ಬೆಸ್ಕೊಂಡಿದೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
1: ಅಕ್ಕಪಕ್ಕ ಕಾಡಂದ್ರೆ ಇದು ಮೊಳೆಯೂರು ರೇಂಜ್ಗೆ ಬರ್ತದೆ, ನಮ್ಮ ಬಡ್ಡಿಪುರ ಮೊಳೆಯೂರು ರೇಂಜ್ಗೆ. ನಾನು ನೋಡಿರೋ ಪಟ್ಟಿಗೆ ನಾವು ಅದನ್ನ ಎಲ್ಲ ಮೇಯಿಸಕ್ಕೆ ನಾನು ಹೋಗಿದ್ದೀನಿ ಕಾಡು ಒಳಗಡೆ. ನಾವು ಇಲ್ಲಿ ಸುಮಾರು ಕಾಡು ಪರಿಚಯ ಇದೆ. ಯಾಕಂದ್ರೆ ದೇವಸ್ಥಾನ ನಾವು ಯಾವ್ದು ಡೀಲೇನು, ಯಾವ್ದು ಜೀಪ್ ರೋಡು, ಯಾವ ಬೆಟ್ಟ ದೊಡ್ಡ ಬೆಟ್ಟ, ಇಲ್ಲಿ ಕಾಡೆಲ್ಲ ಒಂದೊಂದು ಹೆಸರು ಇದೆಯಲ್ಲ, ಕೆರೆ ಪಕ್ಕ ಇದು ಇದೆಲ್ಲ. ಅದು ಮತ್ತೆ ನದಿ ಅಂತ ಬಂದ್ರೆ ನಾವು ಇಲ್ಲಿಂದ ಅವರಪುರ ತೋಟ ಆಮೂಡಿಯಮ್ಮ ಚೇಣಿ ಅಂತ ಒಂದೊಂದು ಚೇಣಿ ಈಗ ಮೀನ್ ಹಿಡಿತಿದ್ರಲ್ಲ, ಮೊದಲು ಕಟ್ಟಕಟ್ಟೆ ಮೀನ್ ಹಿಡಿತಿದ್ರು. ಅದು ಒಂದೊಂದು ಹೆಸರಿದೆ, ಒಂದೊಂದು ಒಳಗೆ ಒಂದು ಹೆಸರಿದೆ. ಅದರಿಂದ ಸ್ವಲ್ಪ ಒಂದು 1/2 ಕಿಲೋಮೀಟರ್ ಹೋದ್ರೆ ಅಲ್ಗೊಂದು ಚೇಣಿಗೆ ಅದೊಂದು ಹೆಸರಿದೆ. ಆ ತರ ಸುಮಾರು ಹೆಸರಿದೆ. ಈಗ ಅದು ಮೊದಲು ಮೀನ್ ಹಿಡಿಕೆಲ್ಲ ಹೋಯ್ತಿದ್ರು, ಚೇಣಿ ಕಟ್ಟ ಆಟ ವ್ಯವಸ್ಥೆ ಎಲ್ಲ ಹೋಯ್ತು. ಈಗ ಅದು ಫಾರೆಸ್ಟ್ ಹೊರಗಡೆ ಹಿಡಿತಿದ್ರು, ಫಾರೆಸ್ಟ್ ಹೊರಗಡೆ ಹೋಗಕ್ಕೆ ಅದು ಆಯ್ತಾ ಇಲ್ಲ. ಈಗ ಯಾಕಂದ್ರೆ ಮೊದಲು ಫಾರೆಸ್ಟ್

0: ರಿಸರ್ವ್ ಆಗಕ್ ಮುಂದೆ ಟೈಗರ್ ರಿಸರ್ವ್ ಮುಂದೆ ಮೊದಲು ಹೋಯ್ತಿದ್ರು, ಮೀನ್ ಹಿಡಿಯೋದು, ಆಲ್ಟ್ ಇರೋದು, ಕಾಡ್ ಹೋಗೋದು ಎಲ್ಲ ಇರ್ತಿತ್ತು. ಈಗ ಅಂದ್ರೆ ಫಾರೆಸ್ಟ್ ಟೈಗರ್ ರಿಸರ್ವ್ ಆದ ತೊಟ್ಟಿಂದ ನಮ್ಗೆ ಒಳಗಡೆ ಅಲೋ ಇಲ್ಲ. ಅದೊಂದು ನದಿ ಬಗ್ಗೆ ನಮ್ಗೆ ಒಂದು ನಂಟಿದ್ದೆ, ಬೇಸಿಗೆ ಆಯ್ತು ತೊಟ್ಟಿಂದ ಬೇಸಿಗೆ ಆತ ಸಾಕು, ಯಾಕ ಅಲ್ಲಿ ಮೀನ್ ಹಿಡಿಯಕ್ ಹೋಗೋದು, ಕಾಡಿಂದ ಇದು ಕಾರಕಾಯಿ ತರೋದು, ಮೀನ್ ಜಬ್ಬಿ ನದಿಗೆ ಹಾಕೋದು, ಸೊಪ್ಪು ಅದು ಕಣ್ಣಿಗೆ ಉರಿ ಆದ್ರೆ ಸೊಪ್ಪಿ ಮೀನು ಆ ತರ ಕಾರಕಾಯಿ ತಂದು ಮೀನು ಹಿಡಿಯೋದು, ಅದೊಂದು ಪದ್ಧತಿ ಇತ್ತು. ಈಗಂದ್ರೆ ಅದು ಕಾಡಿಂದ ಒಳಗಡೆ ಮಾಡ್ತಾ ಮತ್ತು ಕಾರಿಂದ ಒಳಗಡೆ ಮಾಡ್ತಾ ಇಲ್ಲ. ಅದ ಕಾಡಿನ ಅನುಕೂಲ ಅಂದ್ರೆ ಮೊದಲು ದನ ಮೇಯಿಸೋದು, ಈಗ ಟ್ರಂಚ್ ಎಲ್ಲ ಆಗೋಯ್ತು. ಮೊದಲು ದನ ಮೇಯಿಸ್ತಿದ್ದ ಕಾಡು ಬೈಲಿತ್ತು, ಕಾಡು ದನ ಮೇಯಿಸುವಾಗ ಈ ದಾರಿಗಳೆಲ್ಲ ಕೊಚ್ಕೊಂಡು ಎಲ್ಲೆಲ್ಲಿ ಗುತ್ತಿ ನಾವು ಇರ್ತಿದ್ ಎಲ್ಲ ಕೊಚ್ಕೊಂಡು ಬೈಲು ಆಯ್ತಿತ್ತು, ದನ ಮೇಯಿಸ್ಬೇಕಲ್ಲ ಬೈಲು ಇರ್ಬೇಕಂದ್ಬಿಟ್ಟು. ಆಗ ಈಗ ಕಾಡು ಬಾರಿ ಕಟ್ಟೋಗಿದೆ. ಕಟ್ಟೋಗಿದೆ ಅಂದ್ರೆ ಮರ ಬೆಳೀತಾ ಇಲ್ಲ, ಈ ಬೇಡದಿರೋ ಸಸಿ ನಾವು ಮುಳ್ಳು ಇಂತ ಜಾತಿ ನಾವು ಬೆಳೀತಾ ಹೊರತು ಕಾಡು ಬೆಳೀತಾ ಇಲ್ಲ. ಮರದ ಮರ ನಾವು ಮಾಮೂಲಿ ಹಂಗೆ ಕಾಡು ಬೆಳೆಯಕ್ಕೆ ಉಬ್ಬಿಡ್ತಾ ಇಲ್ಲ, ಯಾವ ಮುಳ್ಳು ನಾವೆಲ್ಲ ಬರೀ ಮುಳ್ಳೆಯಿಂದ ಕಟ್ಟೋಗ್ತಾ ಇದೆ ಕಾಡು. ಆಗಿನ ಕಾಡು ಈಗಿನ ಕಾಡು ಭಾರಿ ವ್ಯತ್ಯಾಸ ಇದೆ. ಮರ ನಾವು ಬೆಳೆದಾನೆ ಬರೀ ಕುರ್ಚಲ್ಲಿ ಬೆಳ್ಕೊಂಡು ಕಟ್ಟೋಗ್ತಿದ್ದೀವಿ ಈಗ, ಯಾಕಂದ್ರೆ ಕಾಡಿಗೆ ಬಿಡ್ತಾ ಇಲ್ವಲ್ಲ ಈಗ. ಆದ್ರಿಂದ ಮೊದಲು ಒಂದು ಊರಲ್ಲಿ ಒಂದು 50-60 ರಾಸು ನನ್ನ ನಾವು ಕಾಡು ಹೋಯ್ತಿದ್ದು, ಈಗ ಕಾಡು ಒಂದ್ ಇದು ಹೋಯ್ತಿಲ್ಲ. ಯಾಕಂದ್ರ ನಾವು ಹೋಯ್ತಿದ್ದಾಗ ಪ್ರಾಣಿಗಳು ಅಷ್ಟು ಇದೇ ಈತ ಆಯ್ತಿತ್ತಿಲ್ಲ. ಹುಲಿ ನಾವು ಬರೋದು ಒಂದ್ ದನ್ ಏನಾದ್ರು ಇಟ್ಕೊಂಡು ತಿನ್ಕತ್ತಿದ್ದ ಬೇಟಾಡ್ಕೊಂಡು ನಿನ್ನ ಕಾಡ್ಗೋಗಿ ನಿಲ್ಸ್ತೊಟ್ಟಿಯಿಂದ ಅವು ಇಲ್ಲಿ ಬರಕ್ ಮಾಡ್ತೇವೆ. ಅವು ಬೇಟಾಡಕ್ ಅಲ್ಲಿ ಕಾಡು ಕಟ್ಟೋಗಿದೆ, ಅಲ್ಲಿ ಬೇಟಾಡಕ್ ಅವು ಸಿಗ್ತಾ ಇಲ್ಲ ಕಾಡಿನ ಪ್ರಾಣಿಗಳು. ಏನ್ ಟ್ರಂಚ್ ಬರೋದು, ಟ್ರಂಚ್ ಅವ್ರಿಗಲ್ಲಿ ಜಮೀನ ಅವ್ರ ಯಾರು ದನ ಕಟ್ಟಿರೋ ಅದನ್ನ ತಿಂದ ಬರೋದು ಹಿಡಿಯೋದು ತಿನ್ನೋದು ಆತರ ಮಾಡ್ತಾ ಇದ್ರು.
1: ಸರ್, ಹಿಂದಿನ ಕಾಲದಲ್ಲಿ ಈಗ ನಿಮ್ಮ ಒಂದು ಹಾಡಿಯಲ್ಲಿ ವಾಸ ಮಾಡ್ತಾರಂತ ಜನರು ವೃತ್ತಿಯಾಗಿ ಏನೆಲ್ಲ ಮಾಡ್ತಾ ಇದ್ರು ಅಂತ ತಿಳಿಸಿದ್ರಿ. ಈಗ ಪ್ರಸ್ತುತ ಜೀವನವನ್ನ ನಡ್ಸ್ಕೊಂಡು ಹೋಗೋದಿಕ್ಕೆ ಏನೆಲ್ಲ ಕೆಲಸಗಳನ್ನ ಮಾಡ್ಕೊಂಡು ತಮ್ಮ ಜೀವನವನ್ನ ಪ್ರಸ್ತುತವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಹೇಳೋದಾದ್ರೆ.
0: ಈಗ ಅಂದ್ರೆ ಜಮೀನ್ ಇರೋರು ಜಮೀನ್ ಮಾಡ್ತಾ ಇದಾರೆ, ಕೆಲವರಿಗೆ ಗೌರ್ಮೆಂಟ್ ಇಂದ ಬೋರ್ ಹಾಕ್ಸಿದ್ರೆ ನೀರಾವರಿ ಇದೆ, ಕೆಲವರು ಸ್ವಂತ ಹಾಕ್ಸ್ಕೊಂಡಿದ್ರೆ, ಕೆಲವರು ಶುಂಠಿಗೆ ಕೊಟ್ಟು ಅವರು ಕೇರಳದವರು ಜಮೀನು ಬೋರ್ ಹಾಕ್ಸ್ಕೊಂಡು ಜಮೀನ್ ಮಾಡೋರು ಇದ್ರೆ, ಜಮೀನ್ ಇಲ್ದಿರೋರು ಮಾಮೂಲಿ ಕೂಲಿ ಕೆಲಸ ಮಾಡ್ತಿದ್ದಾರೆ. ಈಗ ಅಂದ್ರೆ ಸುಮಾರು ಊರಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವಾಚರು ಗಾರ್ಡ್ ಆಗಿ ಸುಮಾರು ಕೆಲಸ ಮಾಡ್ತಿದ್ದಾರೆ. ಅದೇ ಮೇನ್ ಜಮೀನ್ ಈಗ ಮೊದಲೆಲ್ಲ ಕಾಡು ನಂಬ್ಕೊಂಡು ಕಾಡು ಒಳಗಡೆ ಇದ್ರು, ಈಗ ಜಮೀನ್ ಇರೋದ್ರಿಂದ ನೀರಾವರಿ ಇದ್ರಿಂದ ಈಗ ನೀರಾವರಿಗೆಲ್ಲ ಆವರಿಸ್ಕೊಂಡಿದ್ದಾರೆ. ಈಗ
1: ಸರ್, ನಿಮ್ಮ ಒಂದು ಸಂಸ್ಕೃತಿ ಮತ್ತು ಸಂಪ್ರದಾಯದ ಬಗ್ಗೆ ನಮ್ಗೆ ಹೇಳೋದಾದ್ರೆ, ಈಗ ನಿಮ್ಮ ಹಬ್ಬಗಳಾಗಿರ್ಬೋದು ಆಚರಣೆಗಳಾಗಿರ್ಬೋದು, ಆಗಿನ ಕಾಲದಲ್ಲಿ ಯಾವೆಲ್ಲ ರೀತಿಯ ಹಬ್ಬ ಮತ್ತು ಆಚರಣೆಗಳನ್ನ ತುಂಬಾ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ರಿ, ಈಗ ಪ್ರಸ್ತುತ ಎಷ್ಟು ಕಣ್ಮರೆಯಾಗಿದೆ ಆಗಿನ ಒಂದು ಗತವೈಭವವನ್ನು ನೆನೆಸ್ಕೊಂಡು ಏನಾದ್ರೂ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ.
0: ಆಗಿನ ಕಾಲದಲ್ಲಿ ಕಾಡೊಳಗೆ ದೇವಸ್ಥಾನ ಇದ್ರೆ ದೇವಸ್ಥಾನ ನೈಟು ನಮ್ದು ಏನಿದೆ ಕುಣಿತ ಬೆಟ್ಕರ್ಬರ ಕುಣಿತ ಡೋಲು ಮತ್ತು ಕೊರಳು ಊದ್ಕೊಂಡು ಏನು ಕುಣಿತಿದ್ರು ಆಗ ಕಾಡೊಳಗಡೆ ಮಾಡ್ತಾಯಿದ್ರು. ಈಗ ಮಾಡ್ತಾ ಇದ್ದೀವಿ, ಈಗ ಅದೇ ಪದ್ಧತಿನ ಮಾರಮ್ಮ ದೇವಸ್ಥಾನ ಮತ್ತು ನಮ್ಮಲ್ಲಿ ಯಾವ ಯಾವ ಕಾಡು ದೇವರ ಪಕ್ಕ ಇದೆ ಅದರಲ್ಲಿ ಮಾಡ್ತಾ ಇದ್ವಿ. ಕಾಡು ಒಳಗಡೆ ಅದು ಅಲೋ ಇಲ್ಲ. ಇಲ್ಲಿ ಮೊದಲು ಇಲ್ಲಿ ನಮ್ಮ ಕುಡುಗಿ ಮಾರಮ್ಮ ದೇವಸ್ಥಾನ ಇದೆ, ಅಲ್ಲಿ ಮಾಮೂಲಿ ವರ್ಷ ವರ್ಷ ಹಬ್ಬ ದಿನ ಅಲ್ಲಿ ಕುಣಿತೀವಿ. 500 ಮಾರಮ್ಮಂದೆಲ್ಲ ಮೊದಲು ನಮ್ಮ ತಾತನ ಕಾಲದಲ್ಲಿ ಹೋಯ್ತಿದ್ರಂತ ಅಲ್ಲಿಗೆ ಅಲ್ಲಿ ಕುಣಿಯಕ್ಕೆ ಹೋಯ್ತಿದ್ರಂತ, ಈಗ ಅದು ಅಲೋ ಇಲ್ಲ ಈಗ. ಅದರಿಂದ ಅದು ಅದೊಂದು ಕಣ್ಮೆ ಆಗಿದೆ. ಪಾರಂಪರಿಕ ಅಂದ್ರೆ ಮೊದಲೆಲ್ಲ ಆಳ ಇವರೆಲ್ಲ ಬರೀ ಪಂಚೆಲೆ ಉಡುಪಲ್ಲಿ ವ್ಯತ್ಯಾಸ ಆಗಿದೆ. ಮೊದಲು ಪಂಚೆ ಬರೀ ಪಂಚೆ ಬೆಳಿ ಪಂಚೆ ಹಾಕೊಂಡು ಇದ್ರೆ, ಈಗ ಪಂಚೆ ಹಾಕ್ತಾರೆ ಆದರೆ ಈಗ ಉಡುಪಲ್ಲಿ ವ್ಯತ್ಯಾಸ ಆಗಿದೆ ಈಗ ಜನ್ರೇಷನ್ಗೆ ಆ ಜನ್ರೇಷನ್ಗೆ. ಈಗ ನಮ್ಮ ಪಾರಂಪರಿಕ ಅಂದ್ರೆ ಕೆಲವು ಉಳ್ಕೊಂಡಿದ್ದೇವೆ, ಯಾಕಂದ್ರೆ ಇಲ್ಲಿ ಹಬ್ಬದ ದಿನ ಬಂದು ನಮ್ಮ ಚಾವಡಿಗಳು ಸೇರ್ಕೊಂಡು ಒಂದು ಪೂಜೆ ಪುರಸ್ಕಾರ ಅವು ನಡೀತಾ ಇದಾವೆ. ಮತ್ತು ನಮ್ಮ ಆಗಿನ ಕಾಲದಲ್ಲಿ ಹೆಂಗೆ ಕಟ್ಲೆ ಮಾಡ್ತಿದ್ರು ಮನುಷ್ಯ ಒಬ್ಬ ತೀರ್ಕೊಂಡಾಗ ನಡೆದಿನ್ಕೆ ಅದು ಈಗಲೂ ನಡೀತಾ ಇದ್ದಾವೆ. ಕೆಲವು ಒಂದೊಂದು ಮರೆ ಆಗ್ತಾಯಿದ್ದಾವೆ, ಯಾಕಂದರೆ ಅದೇ ಕಾಡಲ್ಲಿ ಏನು ಮಾಡ್ತಿದ್ರು ಅದೊಂದು ಮರೆ ಆಗ್ತಾಯಿದೆ. ಮೊದಲು ಕಾಡೊಳಗಡೆ ಏನೇನು ಮಾಡ್ತಿದ್ರು ಅದೊಂದು ಮರೆ ಆಗ್ತಾಯಿದ್ದು ಬಿಟ್ಟು ಇನ್ನಷ್ಟು ಅದು ಉಡುಪಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಇದೆ, ಬೇರೆ ಅಷ್ಟು ವ್ಯತ್ಯಾಸ ಇಲ್ಲ. ಹಾಡಂದರೆ ನಮ್ಮಲ್ಲಿ ಗಂಡ್ಸಲ್ಲಿ ಹಾಡಿಲ್ಲ, ಹೆಂಗಸ್ರು ಆಡ್ತಾರೆ. ನಮ್ಮ ಭಾಷೆಯಲ್ಲಿ ಕ್ಯಾಂಪ್ ಕದೆ ಅಂತ ಹೇಳ್ತೀನಿ.

0: ಹಬ್ಬ ಬಂದಾಗ ಯಾವುದು ಯುಗಾದಿ ಈ ಥರ ಬಂದಾಗ ಶಿವರಾತ್ರಿ ಈ ಥರ ಬಂದಾಗ ನಮ್ಮಲ್ಲಿ ಶಿವರಾತ್ರಿಗೆ ಒಂದು ಸುಮಾರು ದಿನ ವರ್ಷ ಬೆಳಿಗ್ಗೆ 6 ಗಂಟೆ ಅದೊಂದು ಪದ ಆಡ್ತಾರೆ ಹೆಂಗಸರು, ಅದು ನಡೀತಾ ಇದೆ ಈಗ. ಮತ್ತೆ ಡೋಲ್ ಕುಣಿತ ಅಂದ್ರೆ ಅದೇ ದೇವಸ್ಥಾನ ಹಬ್ಬ ಇದ್ದಾಗ ಮಾತ್ರ ಡೋಲ್ ಕುಣಿತ. ಒಂದೊಂದ್ಸಲ ಯುಗಾದಿಗೆ ಸೇರ್ಕೋತಾರೆ, ಯುಗಾದಿ ಅಂದ್ರೆ ನಮ್ಮ ಚನ್ನಗುಂಡಿ ಆಡಿಲ್ಲ, ಯುಗಾದಿ ಹಬ್ಬದ ದಿನ ಡೋಲ್ ಕುಣಿತ ಮಾಡ್ತಾರೆ, ಅದು ಬೆಳಿಗ್ಗೆ ಒಂದು 6 ಗಂಟೆ ಅದನ್ನು ಮಾಡ್ತಾರೆ ಅಷ್ಟೇ. ಇದು ಅದೇ ಎರಡೇ ನಮ್ಮಲ್ಲಿ ಪಾರಂಪರಿಕ ಅಂದ್ರೆ ಈ ಹೆಂಗಸರು ಒಂದು ಪದ ಮಾತ್ರ ಇರೋದು, ಈಗಲೂ ಇದೆ ಅದು, ಅದು ಹಬ್ಬ ದಿನ ಅಂದ್ರೆ ಬಂದ್ರೆ ಮಾತ್ರ ಅದು ಇರೋದು.
1: ಈಗಿನ ಒಂದು ಕಾಲದಲ್ಲಿ ನಿಮ್ಮ ಸಮುದಾಯ ಎದುರಿಸುತ್ತಿರುವಂತಹ ಪ್ರಮುಖ ಸವಾಲುಗಳೇನು, ಪ್ರಮುಖವಾಗಿ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಜೊತೆಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಾದ್ರೆ?
0: ನಮ್ಮ ಆರೋಗ್ಯ ಮತ್ತೆ ಶಿಕ್ಷಣ ಅಂತ ಬಂದ್ರೆ ಆರೋಗ್ಯ ಬಗ್ಗೆ ಭಾರಿ ಕಾಳ. ಮೊದಲು ನಾನು ಗೊತ್ತಿರಂಗೆ ಚಪ್ಪಲಿ ಹಾಕತ್ತಿತ್ತಿಲ್ಲ, ಇಲ್ಲಿ ಚಪ್ಪಲಿ ಹಾಕತ್ತಿತ್ತಿಲ್ಲ, ಒಂದು ಬ್ಯಾಂಕ್ ಅಕೌಂಟ್ ಇತ್ತಿತ್ತಿಲ್ಲ, ಯಾರು ಓದ್ತಾ ಇರಲಿಲ್ಲ. ಈಗ ಸ್ವಲ್ಪ ಡೆವಲಪ್ ಆಗಿದೆ, ಯಾಕಂದ್ರೆ ಈಗ ಕೆಲವರು ಮೈಸೂರು ಬೆಂಗಳೂರು ಕಡೆ ಎಲ್ಲ ಹೋಗಿ ಓದೋರಿದ್ದಾರೆ. ಯಾಕೆ ಈ ವಿವೇಕಾನಂದ ಯೂತ್ ಮೂವ್ಮೆಂಟ್ ಬಂದೊಟ್ಟಿಂದ ಆರೋಗ್ಯ ಭಾರಿ ಚೇತರಿಸ್ಕೊಂಡಿದೆ. ಯಾಕೆ ಮೊದಲು ಒಂಥರ ಮಾರಿ ರೀತಿ ರೋಗನೂ ಬರ್ತಿದ್ವು, ಒಬ್ರು ಬಂದ ಸಾಕು ಊರೆಲ್ಲ ಮನೆಗಳದು ಕಾಲರ ಬೇದಿ ಗೀದಿ ಅದು ನಾನು ಕಂಡರ ನೋಡಿದ್ದೀನಿ. ಆ ಥರ ಆಗಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಹಾಸ್ಪಿಟಲ್ ಹಾಕ್ತೊಟ್ಟಿಂದ ಸುಮಾರು ಜೀವ ಬದುಕೊಂಡಿದೆ. ಈ ಆರೋಗ್ಯದ ದೃಷ್ಟಿ ಹೇಳ್ಬೇಕಾದ್ರೆ ಹಾಸ್ಪಿಟ್ಲ್ ಹಾಕ್ತೊಟ್ಟಿಂದ ಭಾರಿ ಇದಾಗಿದೆ. ಶಿಕ್ಷಣ ಅಂತ ಬಂದರೆ ಅದೇ ಮೊದಲು ಈಗ ಭಾರಿ ವ್ಯತ್ಯಾಸಿದೆ. ಮೊದಲು ನಾವು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟಲ್ಲಿ ಎಸ್ ಎಲ್ ಸಿ ಮಾಡಿದ್ದು, ಅದೇ ನಾನು ಹೊರಗಡೆ ಕಾಲೇಜ್ ಅಂತ ಹೋಗ್ಲಿಲ್ಲ, ವ್ಯವಸಾಯನೇ ಮಾಡ್ಬೇಕಂದ್ಬಿಟ್ಟು ನಾನು ವ್ಯವಸಾಯ ಮಾಡ್ತಾ ಇದ್ದೀನಿ. ನಾನು ನೋಡಿದ ಪ್ರಕಾರ ಸುಮಾರು ಜನ ಮೈಸೂರು ಬೆಂಗಳೂರಲ್ಲೆಲ್ಲ ನಮ್ಮ ಸಮುದಾಯದವರು ಶಿಕ್ಷಣ ಪಡಿತಾ ಇದ್ದಾರೆ. ಶಿಕ್ಷಣದಲ್ಲಿ ಭಾರಿ ವ್ಯತ್ಯಾಸ ಆಗಿದೆ, ಆರೋಗ್ಯದಲ್ಲಿ ಭಾರಿ ವ್ಯತ್ಯಾಸಗಳಾಗಿ. ಮೂಲಭೂತ ಸೌಕರ್ಯ ಅಂದರೆ ನಮ್ಮೂರಲ್ಲಿ ಈಗ ಆಗಿದೆ ಸ್ವಲ್ಪ ಮಟ್ಟಿಗೆ ಅಂತ, ಕಾಂಕ್ರೀಟ್ ರೋಡ್ ಆಗಿದೆ. ಅದೇ ಮೀಟ್ರ್ ಲೆಕ್ಕ ಮಾಡೋದ್ರಿಂದ ಪಂಚಾಯತ್ ಕಡೆಯಿಂದ ಕೆಲವು 150 ಮೀಟ್ರ್ ಇದ್ರೆ ಬರೀ 50 ಮೀಟ್ರ್ ಮಾಡ್ತಾರೆ, ಒಂದು 100 ಮೀಟ್ರ್ ಹೋಗುತ್ತೆ. ಒಂದು ರೋಡ್ ಫುಲ್ಲು ಒಂದು 100 ಮೀಟ್ರ್ ಇದ್ರೆ 100 ಮೀಟ್ರ್ ಕಂಪ್ಲೀಟ್ ಆದರೆ ಒಂದು ಚೆನ್ನಾಗಿರುತ್ತೆ. ಚರಂಡಿ ವ್ಯವಸ್ಥೆ ಆದರೂ ಆಗಿರ್ಬೋದು. ನಮ್ಮೂರಲ್ಲಿ ಮೇನ್ ಪ್ರಾಬ್ಲಮ್ ಆಗಿರೋದು ಅಂಗನವಾಡಿ, ಇನ್ನೊಂದು ಸಮುದಾಯ ಭವನ. ಸಮುದಾಯ ಭವನ ಈಗಿಂದಲೇ ನಾವು 2006 ಕೇಳ್ತಾ ಇದ್ದೀವಿ, ಸಮುದಾಯ ಭವನ ಇನ್ನೂ ಇದುವರೆಗೂ ಆಗಿಲ್ಲ. ಒಂದು ಅಂಗನವಾಡಿ ಆಗಿದೆ, ಅದರಲ್ಲಿ ನಮ್ಮ ಸಮುದಾಯದವರು ಕಾವ್ಯ ಅಂದ್ಬಿಟ್ಟು ಎರಡು ವರ್ಷನೂ ಅಪ್ಲಿಕೇಶನ್ ಹಾಕಿದ್ದಾರೆ. 2 ವರ್ಷ ಅಪ್ಲಿಕೇಶನ್ ಹಾಕಿ ಅದನ್ನ ಡ್ರಾಪ್ ಔಟ್ ಮಾಡಿಬಿಟ್ಟು ಪ್ರಮೋಷನ್ ಹೆಸರಿನಲ್ಲಿ ಈಗ ಪಕ್ಕದೂರಿಂದ ಪ್ರಮೋಷನ್ ಹೆಸರಲ್ಲಿ ಒಂದು ಇದಾಗಿದೆ, ಮೋಸ ಆಗಿದೆ. ಅದು ನಾವು ಅಂಗನವಾಡಿ ಅಂದ್ರೆ ಬಾಕ್ಲೆ ಮುಚ್ಚಿಬಿಟ್ಟಿದ್ದೀವಿ. ನಮ್ಮ ಊರಿಗೆ ನಮ್ಮ ಸಮುದಾಯವ್ರಿಗೆ ಬೇಕು ಅಂಗನವಾಡಿ ಟೀಚರ್ ಪೋಸ್ಟ್ ಅಂದ್ಬಿಟ್ಟು ಬಾಕ್ಲು ಹಾಕಿದ್ದೀವಿ. ಅದೇ ನಾವು DC ಹತ್ರ ಹೋಗಿದ್ದೆ, MLA ಹತ್ರ ಹೋಗಿದ್ದೋ, ಎಲ್ಲ ಇದು ಇನ್ನೂ ಆಗಿಲ್ಲ, ಏನೇನಾಗುತ್ತೆ ಅಂತ ನೋಡ್ಬೇಕು. ಅದು ಶೌಚಾಲಯ ಅಂದ್ರೆ ಶೌಚಾಲಯ ಈಗಿಂದಲ್ಲ, ಶೌಚಾಲಯ ಒಂದು 4-5 ವರ್ಷದಿಂದ ಪಂಚಾಯತ್ಗೆ ಹೇಳಿ ಸಾಕಾಗಿದೆ. ಶೌಚಾಲಯ ಇರೋದು ಒಂದು 4-5 ಮನೇಲಿ ಇದೆ ಹೊರತು ಬೇರೆ ಯಾರ ಮನೇಲೂ ಇಲ್ಲ. ಯಾಕಂದ್ರೆ ಈಗ ಶೌಚಾಲಯ ನಾನು ಮಾಡಿದ್ದನ್ನ ಈಗ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು 12,000 ಸಿಗುತ್ತೆ, ನಮ್ಮ ಸ್ಟೇಟ್ ಗೌರ್ಮೆಂಟ್ 8,000 ಸಿಗುತ್ತೆ. ಯಾಕಂದ್ರೆ ಎರಡು ಅಮೌಂಟ್ ಒಟ್ಟಿಗೆ ಸಿಕ್ಕರೆ ಅವ್ರಿಗೂ ಅನುಕೂಲ ಆಗುತ್ತೆ ಶೌಚಾಲಯ ಕಟ್ಸಕ್ಕೆ. ನಾವೀಗ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ನಮ್ಗೆ 12,000 ಸಿಕ್ತು, ಸ್ಟೇಟ್ ಗೌರ್ಮೆಂಟ್ ಇನ್ನೂ ಸಿಕ್ಕೇ ಇಲ್ಲ, ಅನುದಾನ ಇನ್ನೂ ಬಂದೇ ಇಲ್ಲ. ಅದೊಂದು ಪ್ರಾಬ್ಲಮ್ಮು. ಚರಂಡಿ ಅಂದ್ರೆ ಈಗ ಕೆಳಗಡೆ ನಮ್ಮೂರು ಬೀದಿ ಕೆಳಗಡೆ ಚರಂಡಿ ವ್ಯವಸ್ಥೆನೇ ಇಲ್ಲ. ಹೋದೆಲ್ಲ ನಮ್ಮ ಮೇಲ್ಗಡೆ ಬೀದಿದೆಲ್ಲ ಡೌನ್ ಅಲ್ವಾ, ಹೋದೆಲ್ಲ ಕೆಳಗಡೆ ಒಂದು 2-3 ಮನೆ ಇದೆ, ಎಲ್ಲ ಅಲ್ಲೇ ನುಗ್ಗತ್ತವೆ. ಅದನ್ನ ಪಂಚಾಯತ್ಗೆ ಹೇಳಿ ವಾರ್ಡ್ ಸಭೆಯಲ್ಲಿ ಗ್ರಾಮ ಸಭೆಯಲ್ಲಿ ಹೇಳಿ ಸಾಕಾಯ್ತು, ಅವರು ತಲೆ ಕೆಡಿಸ್ಕೋತಾ ಇಲ್ಲ.
1: ಸರ್, ನಿಮ್ಮ ಒಂದು ಬುಡಕಟ್ಟು ಸಮುದಾಯದವರು ಆಧುನಿಕ ತಂತ್ರಜ್ಞಾನವನ್ನು ಹೇಗೆ ಬಳಸ್ತಾ ಇದ್ದೀರಾ, ಜೊತೆಗೆ ಇದರಿಂದ ನಿಮ್ಮ ಜೀವನಕ್ಕೆ ಏನಾದರೂ ಅನುಕೂಲಗಳಾಗಿದೆಯಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಅದೇ ಮೊದಲು ಸೀಮೆಣ್ಣೆ ನಾವು ನೋಡಿರಂಗೆ ಸೀಮೆಣ್ಣೆ ದೀಪಲ್ಲಿ ನೋಡಿದ್ದು, ಈಗ ಅದು ಬಿಟ್ಟು ಕರೆಂಟ್ ಬತ್ತು. ಕರೆಂಟ್ ಆದ್ಮೇಲೆ ಈಗ ಸೋಲಾರ್, ನಾವು ಸೋಲಾರ್ ಹಾಕಿದ್ರೆ ಮನೆ ಮನೆಗೆ ಸೋಲಾರ್ ಹಾಕಿದ್ರೆ ಬೀದಿಗೆ ಸೋಲಾರ್ ಹಾಕಿದ್ದಾರೆ. ಅದು ಬಿಟ್ಟು ಜಮೀನಂದ ಬಂದ್ರೆ ಮೊದಲು ನೇಗಿಲು ಏರ್ ಕಟ್ಕೊಂಡು ದನ್ನ ಏರ್ ಕಟ್ಕೊಂಡು ಓಡಿಸಿದ್ದು, ಈಗ ಟ್ರ್ಯಾಕ್ಟರ್ ಬಂದಿದೆ, ಟ್ರ್ಯಾಕ್ಟರ್ ಅದೊಂದು ಅನುಕೂಲ. ಆಮೇಲೆ ಅದೇ ಔಷಧಿ ಸ್ಪ್ರೇ ಮಾಡೋಕ್ಕೆ ಮೊದಲೆಲ್ಲ ಕೈ ಪಂಪು ಹ್ಯಾಂಡಲ್ ಪಂಪ್ ಇತ್ತು, ಈಗ ಅದು ಇದಾಗಿ ಮೋಟ್ರ್ವರೆಗೂ ಬಂದಿದೆ. ಈಗ ಸ್ಪ್ರೇ ಬ್ಯಾಟ್ರಿದು ಬಂದಿದೆ, ಮೋಟ್ರದ್ದು ಬಂದಿದೆ. ಮತ್ತೆ ಹತ್ತಿ ಬೀಜ ಆದ್ರೂ ಅಷ್ಟೇ, ಈಗ ಮೊದಲೆಲ್ಲ ನಾಟಿ ಯಾವುದು ಬಿತ್ತನೆ ಬೀಜ ಆದ್ರೆ ನಾಟಿ ಹಾಕ್ಬೇಕಾಯ್ತು, ಈಗ ಹೈಬ್ರಿಡ್ ಬಂದಿದೆ. ಅದೇ ನಾವು ಕಾಲ ಅದು ಮೊದಲು ಹಿಂಗೆ ಕಾಲಕ್ಕೆ ತಕ್ಕ ಹಿಂಗೆ ಬರ್ತದೆ ಹಂಗೆ ಬದಲಾಯ್ಕೊಂಡು ಹೋಗ್ಬೇಕಷ್ಟೆ.

0: ಸರ್, ಸರ್ಕಾರದಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ನಿಮ್ಗೆ ಸಿಗ್ತಾ ಇರುವಂತಹ ಬೆಂಬಲ ಹೇಗಿದೆ, ಇನ್ನಷ್ಟು ಉತ್ತಮ ಆಗ್ಬೇಕು ಅಂದ್ರೆ ಏನೆಲ್ಲ ಆಗ್ಬೇಕು ಅಂತ ಹೇಳೋದಕ್ಕೆ ಬಯಸ್ತೀರಾ?
1: ಅದೇ ಸರ್ಕಾರ ಸಂಸ್ಥೆ ಕಡೆಯಿಂದ, ಸರ್ಕಾರದಿಂದ ಒಂದು ನ್ಯೂಟ್ರಿಷನ್ ಫುಡ್ ಬರ್ತಾ ಇದೆ. ಯಾವುದು ಮೊಟ್ಟೆ ಮತ್ತೆ ಕಾಳು ಬೆಲ್ಲ ಇವು, ಅದು ಬಂದು ಈಗ ಒಂದು 2 ತಿಂಗಳು ಏನು ಬ್ಯಾಲೆನ್ಸ್ ಇದೆ ಅಂದ್ಬಿಟ್ಟು ಅದೊಂದು ಸ್ಟ್ರೈಕ್ ನಡೀತಾ ಇದೆ, ಇನ್ನೂ ಕೊಟ್ಟಿಲ್ಲ, ಅದ್ರದ್ದು ಕೊಟ್ಟಿಲ್ಲ, ಮತ್ತೆ ನಿಲ್ಸ್ಬಿಟ್ಟಿದಾರೆ. ಅದ ಏನು ಪ್ರಾಬ್ಲಮ್ ಅದು ಅದು ಗೊತ್ತಿಲ್ಲ, ಅದು ಒಂದು ನಿಲ್ಸ್ಬಿಟ್ಟಿದ್ದಾರೆ. ಮತ್ತೆ ಗೌರ್ಮೆಂಟ್ ಕಡೆಯಿಂದ ಅದೇ ಶೌಚಾಲಯಗಳು, ಮನೆ ಮನೆಗೆ ಶೌಚಾಲಯಗಳು ಆಗ್ಬೇಕು, ಅದೊಂದು. ಮತ್ತೆ ಸಂಸ್ಥೆ ಕಡೆಯಿಂದ ಭಾರಿ ಹೆಲ್ಪ್ ಆಗ್ತಾ ಇದೆ. ಯಾಕಂದ್ರೆ ವಾರ್ಕ್ ಒಂದ್ಸಲಿ ಆಂಬುಲೆನ್ಸ್ ಬರ್ತಾ ಇದೆ ಆರೋಗ್ಯ ವಿಚಾರಿಸ್ಕೊಳಕ್ಕೆ. ಮತ್ತೆ ನಮ್ಮ ಬೆಂಬಲ ಒಂದು ಸಹಕಾರ, ಇವ್ ಸಂಘದವ್ರೆ ಇದರ ಮಹಿಳಾ ಸಂಘದವ್ರು ಅವ್ರಿಗೊಂದು ಏನೇನ್ ಬೇಕು ಅವ್ರಿಗೂ ಕೊಡ್ತಾ ಇದಾರೆ. ಸಂಸ್ಥೆ ಕಡೆಯಿಂದ ಆಗ್ತಾ ಇದೆ, ಅದೇ ಸರ್ಕಾರದಿಂದ ಆಗ್ಬೇಕಾಗಿದೆ. ಸುಮಾರು ಕೆಲಸಗಳಾಗ್ಬೇಕಾಗಿದೆ, ಸಮುದಾಯ ಭವನ ಆಗ್ಬೇಕಾಗಿದೆ, ಅಂಗನವಾಡಿ ಓಡಾಡೋ ಅಂಗನವಾಡಿ ಆಯ್ತು, ಈಗ ಸಮುದಾಯ ಭವನ ಮತ್ತೆ ರೋಡು, ಈ ಚರಂಡಿ ವ್ಯವಸ್ಥೆ, ಸಿಸಿ ರಸ್ತೆ, ಇಷ್ಟೇ ಆಗ್ಬೇಕಾಗಿರಬಹುದು.
0: ಮುಂದಿನ ಒಂದು 10 ಅಥವಾ 15 ವರ್ಷಗಳಲ್ಲಿ ನಿಮ್ಮ ಗ್ರಾಮ ಹೇಗಿರಬೇಕು ಅಂತ ನೀವು ಕನಸು ಕಾಣ್ತಾ ಇದ್ದೀರಾ? ಆ ಒಂದು ಕನಸಿನ ಗ್ರಾಮದ ಬಗ್ಗೆ ತಿಳಿಸೋದಾದ್ರೆ,
1: ಈ ಒಂದು 10-15 ವರ್ಷ ಆದ್ಮೇಲೆ ನಮ್ಮೂರು ಫುಲ್ ರೋಡ್ ಚೆನ್ನಾಗಿರ್ಬೇಕು, ಡಾಮರ್ ಆಗಿರ್ಬೇಕು, ಚರಂಡಿ ವ್ಯವಸ್ಥೆ ಚೆನ್ನಾಗಿರ್ಬೇಕು, ಮತ್ತೆ ಶೌಚಾಲಯ, ಮನೆ ಮನೆಗೆ ಶೌಚಾಲಯ ಇರ್ಬೇಕು, ಮತ್ತೆ ಮನೆಗಳು. ಈಗ ಜೇನು ಕುರುಬ ಮತ್ತು ಸೋಲಿಗಳಿಗೆ ಮನೆ ಆಗಿದೆ, ಬೆಟ್ಟ ಕುರುಬರು ಆಗಿಲ್ಲ, ಅದೊಂದು ಮನೆ ಆಗಿ ಮನೆ ಮನೆಗೂ ಬೇಕು. ಮತ್ತೆ ಸಮುದಾಯ ಭವನ, ಮತ್ತೆ ಬೀದಿ ಲೈಟ್ಗಳು ಚೆನ್ನಾಗಿರ್ಬೇಕು, ಮತ್ತೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಚೆನ್ನಾಗಿರ್ಬೇಕು, ಮನೆ ಮನೆಗೂ ಅದು ಇಬ್ಬರಾದ್ರೂ ಚೆನ್ನಾಗಿ ಓದಿರ್ಬೇಕು ಇನ್ ಮುಂದೆ 15 ದಿವಸಗಳು.
0: ಸರ್, ಪ್ರಕೃತಿಯೊಂದಿಗೆ ನಿಮ್ಮ ಒಂದು ಸಂಬಂಧದ ಬಗ್ಗೆ ಹೇಳೋದಾದ್ರೆ, ಅರಣ್ಯ ಮತ್ತು ಪರಿಸರ ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಪಾತ್ರವನ್ನ ವಹಿಸುತ್ತೆ, ಅದರ ಬಗ್ಗೆ ತಿಳಿಸೋದಾದ್ರೆ?
1: ನಾವು ನಮ್ಮ ಬೆಟ್ಟಕುರುಬ ಸಮುದಾಯ ಅಂತ ಅನ್ನೋದ್ರಿಂದ ಕಾಡೇ ನಮ್ಗೆ ನಂಟು. ಯಾಕಂದ್ರೆ ಕಾಡಿಂದ ಮೊದಲು ನಮ್ಮ ತಾತವರೆಲ್ಲ ಕಾಡಲ್ಲಿ ಇದ್ದಾಗ ಅದೇ ಸಂಬಂಧ ಈಗಿದೆ. ಯಾಕಂದ್ರೆ ನಾವು ಕಾಡು ಒಳಗಡೆ ಹೋಗಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಒಂದೆರಡು ವರ್ಷದಲ್ಲಿ 3-4 ಸಲ ಆದ್ರೆ ಹೋಗ್ಲೇಬೇಕು ಕಾಡಿಗೆ. ಯಾಕಂದ್ರೆ ದೇವಸ್ಥಾನ ಅಲ್ಲಿ ಇದೆ, ಸಮಾಧಿ ನಮಗಿದೆ, ಮತ್ತೆ ಮೀನ್ಗೆ ಹಿಡಿಬೇಕಾದ್ರೆ ಅದೇ ಫಾರೆಸ್ಟ್ ಅಲೋ ಮಾಡಿದ್ರೆ ಅವಾಗ ಹೋಗ್ಬೇಕಾಗತ್ತೆ. ನಂಟಂದ್ರೆ ಬಾರಿ ನಂಟಿದೆ, ಈಗ ಸೌದೆಗಳಿಗೆ ಹೋಗ್ಬೇಕಾಗತ್ತೆ. ಅದೇ ಕಾಡ ನಮ್ಗೆ ಒಳ್ಳೆ ಇದಿದ ನಂಟಿದ್ದಂಗೆ. ಕಾಡು ಪಾಕ, ಕಾಡು ಬಿಟ್ಟು ಸಿಟಿಲಿ ಇದ್ದಿದ್ರೆ ಅಷ್ಟೊಂದು ಇರ್ತಿತ್ತಿಲ್ಲ, ಕಾಡು ಪಕ್ಕದ್ರಿಂದ ಬಾರಿ ನಂಟಿದೆ ನಮ್ಗೆ. ಯಾಕಂದ್ರೆ ಜೇನು ಕೀಳ್ತಾ ಇದ್ರೆ ಈಗ ಸೀಸನ್ ಬಂದ್ರೆ ಅದೊಂದು ಜೇನು ಕೀಳೋದು, ಮತ್ತೆ ಬಿದಿರು ನಾಶ ಆಯ್ತು, ಅದೊಂದು ಇದ್ರೆ ಅದೊಂದು ಕಸುಬಾಗೋದು, ಬಿದಿರು ನಾಶ ಆಯ್ತಲ್ಲ ಅದೊಂದು ಬಿಟ್ಟೋಗಿದೆ ಅಷ್ಟೇ ಈಗ.
0: ಸರ್, ನಿಮ್ಮ ಒಂದು ಸಮುದಾಯದ ಜನರು ಸ್ವಾವಲಂಬಿಗಳಾಗಬೇಕು ಅಂದ್ರೆ ಯಾವ ರೀತಿ ಕೃಷಿ ಅಥವಾ ಕರಕುಶಲ ಉದ್ಯಮಗಳನ್ನ ಪ್ರಾರಂಭಿಸಬಹುದು ಅಂತ ನೀವು ಹೇಳೋದಕ್ಕೆ ಬಯಸ್ತೀರಾ?
1: ಸ್ವಾವಲಂಬಿಗಳಾಗ್ತಾ ಇದಾರೆ ಈಗ. ಯಾಕಂದ್ರೆ ಜಮೀನಿದೆ, ಈಗ ಜಮೀನು ನೀರಾವರಿ ಮಾಡ್ತಾ ಇದಾರೆ, ಕೂಲಿಗೆ ಹೋಗ್ತಾ ಇದಾರೆ. ಮೊದಲ ತರ ಈ ಕೂಲಿ ಇಲ್ಲ ಅಂತ ಇಲ್ಲ ಈಗ. ಮತ್ತೆ ಜಮೀನ್ ಅಂದ್ರೆ ಮೊದಲು ಒಂದೇ ಫಸಲು ಮಾಡ್ತಿದ್ದು, ಹತ್ತಿ ಹಾಕ್ತಾರೆ ಇನ್ನು ಒಂದು ವರ್ಷದಲ್ಲಿ ಇನ್ನು ಇನ್ನೊಂದು 6 ತಿಂಗಳ ಜಮೀನ್ ಕಡೆ ಹೋಗ್ತಾ ಇರ್ಲಿಲ್ಲ. ಮಳೆ ಆಶ್ರಿತ ಕೃಷಿ ಮಾಡ್ತಿದ್ರಿಂದ ಜಮೀನು ಮಾಡ್ತಿದ್ರು ಕೊಡುಗೆ ಎಲ್ಲ ಹೋಗ್ತಿದ್ರು. ಯಾಕಂದ್ರೆ ಈಗ ಜಮೀನು ನೀರಾವರಿ ಆಗಿದಲ್ಲ, ಒಂದು 3 ಬೆಳೆ ಆದ್ರೂ ಬೆಳೀತಾ ಇದ್ರು ಈಗ. ಅದೊಂದು ಸ್ವಾವಲಂಬನೆ ಅದೇ ಕಂಡ್ಕೊಂಡಿದ್ರು ಈಗ. ಬೇರೆ ಹೊರಗಡೆ ಅಷ್ಟು ಇದ್ ಮಾಡ್ತಾ ಇಲ್ಲ ಈಗ, ಅವರವರೇ ಒಂದು ಬೆಳೆಯೋದು, ಅವರವರೇ ಒಂದು ಇದ್ ಮಾಡೋದು ಅದನ್ನ ಮಾಡ್ತಾ ಇದ್ದಾರೆ.
0: ತಾವು ಮಾತಾಡ್ತಾ ತಿಳಿಸಿದ್ರಿ ಹಲವಾರು ಸಮಸ್ಯೆಗಳು ಯಾವ ರೀತಿಯಾಗಿದೆ, ಈ ಒಂದು ಸಮಸ್ಯೆಗಳು ತಮ್ಮ ಹಾಡಿನ ಅಭಿವೃದ್ಧಿ ಹಂತವನ್ನ ತಲುಪೋದಿಕ್ಕೆ ಯಾವ ರೀತಿ ಒಂದು ಅಡ್ಡ ಆಗ್ತಾ ಇದಾವೆ ಅಂತ, ಈ ರೀತಿ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಇನ್ನು ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ತಮ್ಮ ಒಂದು ಹಾಡಿಯಲ್ಲಿ ಮಾಡಿಕೊಂಡು ಅಭಿವೃದ್ಧಿ ಹಂತವನ್ನ ತಲುಪಬೇಕು ಅಂತ ನೀವು ಹೇಳೋದಕ್ಕೆ ಬಯಸ್ತೀರಾ?
1: ಅಭಿವೃದ್ಧಿ ಅಂತ ಬಂದಾಗ ಒಂದು ಕಾನೂನು, ಕೆಲವೆಡೆ ಕಾನೂನು ಅಡ್ಡಿ ಆಗುತ್ತೆ. ಯಾಕಂದ್ರೆ ಈಗ ನಿಯಮಗಳು ಏನಾದ್ರೆ, ನಮ್ಮ ಈ ಚರಂಡಿ ಬಗ್ಗೆ ರೋಡ್ ಬಗ್ಗೆ ನಾನು ಮಾತಾಡಿದೆ. ಈಗ ಮೊದಲೇ ಈ ಪಂಚಾಯತಿ ಅವ್ರು ಬಂದು ಅಳತೆ ಮಾಡಿ ಇಷ್ಟು ಮೀಟರ್ ಇದೆ ಊರಿಗೆ, ಇಷ್ಟು ಮೀಟರ್ ಮಾಡಬೇಕು ಅಂತ ಅಳತೆ ಮಾಡಿ ಮಾಜರ್ ಮಾಡಿದಾಗ ಅಷ್ಟು ಮೀಟ್ರ್ ರೋಡ್ ಆದಾಗ ಏನು ಪ್ರಾಬ್ಲಮ್ ಆಗಲ್ಲ. ಅವಲ್ಲಿ ಏನು ಅಳತೆ ಮಾಡಲ್ಲ, ಏನು ಮಾಡಲ್ಲ, ಒಂದು ಕುಡಿಯಾಡಿದೆ, ಕುಡಿಯಾಡಿಗೆ ಇಷ್ಟೊಂದು 50 ಮೀಟ್ರ್ ರೋಡ್ ಹಾಕಿ ಅಂದಾಗ, ಇಲ್ಲಿ 100-150 ಮೀಟ್ರ್ ಇದ್ದಾಗ ಬರೀ 50 ಮೀಟ್ರ್ ರಸ್ತೆ ಮಾಡಿದಾಗ ಇನ್ನು 100 ಮೀಟ್ರ್ ಹಂಗೆ ಉಳ್ಕತ್ತೆ. ಅದೊಂದು ಈ ಏನು ಮಾಜರು ಮೊದಲು ವಾಡಿಗಳಿಗೆ ಹೋಗಿ ಎಷ್ಟು ರೋಡ್ ಇದೆ, ಎಷ್ಟು ಚರಂಡಿ ಇದೆ, ಅದು ಮೊದಲೇ ಬಂದು ಮಾಡಿ

0: ಸರ್ವೆ ಮಾಡಿ ಮಾಡಿದಾಗ ಕಂಪ್ಲೀಟ್ ಆಗತ್ತೆ. ಅದೊಂದು ಫಾರೆಸ್ಟ್ ಕಡೆಯಿಂದ, ಫಾರೆಸ್ಟ್ ಕಡೆಯಿಂದ ನಮ್ಮೊಳಗಡೆ ಅಲೋ ಇಲ್ಲ. ಅದೊಂದು ಈಗ ನಾವು ಹೋಗಿ ಏನಾದರೂ ಸೀಮರ ಏನಾದ್ರು ತರದಾಗ ಕೇಳ್ಬೋದು, ಯಾಕಂದ್ರೆ ನಾವು ಹೋಗೋದು ಪೂಜೆ ಮಾಡೋಕ್ಕೆ ಮತ್ತೆ ದನ ಮೀಸಕ್ಕಷ್ಟೇ. ದನ ಮೀಸ್ಕೊಂಡು ಬರ್ತೀವಿ, ಏನು ಅದೇ ತಂದ್ರೆ ಒಣಸೌದೆ ತರ್ತೀವಿ ಹೊರತು ಈ ಬೇರೆ ಏನು ತರಕ್ಕಾಗಲ್ಲ. ಯಾಕಂದ್ರೆ ಈಗ ಮೊದಲ ಥರ ಇಲ್ಲ. ಯಾಕಂದ್ರೆ ಟೈಗರ್ ರಿಸರ್ವ್ ಹತ್ತೋಟಿಂದ ಈ ಕ್ಯಾಮ್ರಾ ನಾವು ಬಂದಿದ್ದಾವೆ, ಈಗ ನಾಯಿ ನಾವು ಬಂದಿದ್ದಾವೆ. ನಾವು ಮೊದಲು ಕಳ್ಳರು ಅದೇ ಬೇರೆ ಕಳ್ತನ ಮಾಡಿದ್ರು ನಮ್ಮ ಆಡಿ ಪರವಾಗಿ ಒಪ್ಪಿಸ್ತಾ ಇದ್ರು. ಈಗ ಆ ಥರ ಇರಲಿಲ್ಲ, ಈಗ ಹೋಗಿ ಪೂಜೆ ಮಾಡ್ಕೊಂಡು ಬರೋದಷ್ಟೇ, ಅದನ್ನು ಅಲೋ ಮಾಡ್ತಿಲ್ಲ. ಅದೊಂದು
1: ಸರ್ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುವರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ?
0: ಜನತೆಗೆ ಅಂದ್ರೆ ಅದ್ ನಮ್ಮ ಬೆಟ್ಟಕುರುಬ ಸಮುದಾಯದವ್ರಿಗೆ ಒಂದು ಮಾತು ಹೇಳ್ಬೇಕಂದ್ರೆ, ಪಾರಂಪರೆ ಮೊದಲು ಹೆಂಗ್ ನಡ್ಕೊ ಬಂದಿರೋದನ್ನ ಸ್ವಲ್ಪ ಉಳಿಸ್ಕೊಳ. ಅದೇ ಮುಂದೆ ಈಗ ಸಿಟಿ ವಾತಾವರಣ ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾರೆ. ಅದು ಶಿಕ್ಷಣ ಎಲ್ಲ ಬಿಟ್ಟು ಅದು ಒಂದು ಕಡೆ ಮುಡುಗಿ ನಮ್ಮ ಆಗಿನ ಪರಂಪರೆ ಏನಿದೆ ಅದನ್ನ ಸ್ವಲ್ಪ ಆದರೂ ಉಳಿಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಈ ಹಬ್ಬ ಮತ್ತು ಈ ಕೆಲವರು ಮರೆತಾ ಇದ್ದಾರೆ. ಅದ ಹಬ್ಬ ಬಂದಾಗ ಒಂದು ಸೇರ್ಕೊಳ್ಳೋದು, ಒಂದು ಆಡಾಡೋದು, ಕುಣಿಯೋದು, ಇದನ್ನೆಲ್ಲ ಮರೆತಿದ್ದಾರೆ. ಅದು ಶಿಕ್ಷಣ ಸಿಗಲಿ, ಸಿಟಿ ವಾತಾವರಣ ಕರೆಸ್ಟ್ ಆಗಿದ್ರೆ ಅದು ಆಗಬೇಕು. ಯಾಕಂದರೆ ಮನುಷ್ಯ ಹಂಗೆ ಇರೋಕ್ಕಾಗಲ್ಲ. ಈಗ ಮೊದಲು ಏನು ನಡ್ಕೊಂಬಂದಿದೆ ಅದನ್ನ ನಾವೆಷ್ಟೇ ಬೆಳೆದ್ರು ಅದನ್ನ ಮರಿ ಬರ್ತೀನಿ. ನಮ್ಮ ಸಂಸ್ಕೃತಿಗಳನ್ನ ಉಳಿಸ್ಕೊಂಡು ಹೋಗಿ ಅಂತ ಹೇಳೋಕೆ ಇಷ್ಟ.
1: ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಹಾಡಿಯ ಇತಿಹಾಸ, ಸ್ಥಿತಿಗತಿ, ಇಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಹಾಡಿಯ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು.
1: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕೂಡಗಿ ಹಾಡಿಯ ಯುವ ಮುಖಂಡರಾದ ಶ್ರೀಯುತ ರವಿರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಹಾಡಿಯ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿ ಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟ್ಕೆರೆ ಗ್ರಾಮ ಪಂಚಾಯಿತಿಯ ಕೂಡುಗಿ ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಯುತ ರವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
5: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
6: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ 3 ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್.

0: ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್, ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್, ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
1: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
0: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ, ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ, ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಸಮಗ್ರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಕಾನೂನು ಸಲಹೆ. ಸಂವಿಧಾನದ ಹಿನ್ನೆಲೆಯಲ್ಲಿ ಭಾರತೀಯ ಬಂಧನ ಮತ್ತು ಬಂಧನದಿಂದ ಬಿಡುಗಡೆ, ನಾಗರಿಕ ಸುರಕ್ಷಾ ಸಂಹಿತೆಯಡಿಯಲ್ಲಿ ನ್ಯಾಯಾಂಗ ಬಂಧನ ಮತ್ತು ಜಾಮೀನು ಎಂಬ ವಿಷಯದ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾಗಿರುವ ಶ್ರೀಯುತ ಸಿ ವಿ ಕೇಶವಮೂರ್ತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದ್ ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾನೂನು ಕೇವಲ ಪುಸ್ತಕದ ಸಾಲುಗಳಲ್ಲ, ಅದು ನಮ್ಮ ನೆಮ್ಮದಿಯ ಬದುಕಿನ ರಕ್ಷಾ ಕವಚ. ಗೊಂದಲಗಳಿಗೆ ತೆರೆ ಎಳೆಯಲು, ನ್ಯಾಯದ ಹಾದಿ ತೋರಿಸಲು ಇಂದು ನಿಮ್ಮ ಮುಂದೆ ಬಂದಿದೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಕಾನೂನು ಸಲಹೆ. ಇಂದಿನ ಸಂಚಿಕೆಯಲ್ಲಿ ನಾವು ಚರ್ಚಿಸಲಿರುವ ವಿಷಯ, ಸಂವಿಧಾನದ ಹಿನ್ನೆಲೆಯಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಡಿಯಲ್ಲಿ ಬಂಧನ ಮತ್ತು ಬಂಧನದಿಂದ ಬಿಡುಗಡೆಯಾಗುವ ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಮೈಸೂರಿನ ಹಿರಿಯ ವಕೀಲರಾದ ಶ್ರೀಯುತ ಸಿ ವಿ ಕೇಶವಮೂರ್ತಿರವರು.

0: ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ಧನ್ಯವಾದ
0: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನಾನು ಕಳೆದ 44 ವರ್ಷಗಳಿಂದ ಮೈಸೂರು ನಗರದಲ್ಲಿ ವಕೀಲಿ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಅದಕ್ಕೆ ಪೂರ್ವದಲ್ಲಿ 8 ವರ್ಷಗಳ ಕಾಲ ಕಾಲೇಜಿನಲ್ಲಿ ಕಾನೂನು ವಿಷಯದ ಬಗ್ಗೆ ಉಪನ್ಯಾಸಕನಾಗೂ ಕೂಡ ಕೆಲಸ ಮಾಡಿದ್ದೀನಿ. ನನ್ನ ವಿಶೇಷ ಆಸಕ್ತಿ ಇರೋದು ಸಿವಿಲ್ ಕೇಸಸ್ಸು. ಹಂಗನ್ ಮಾತ್ರಕ್ಕೆ ಕ್ರಿಮಿನಲ್ ಕೇಸ್ಗಳಿಂದ ದೂರ ಇದ್ದೀನಿ ಅಂತೇನಲ್ಲ. ನಾನು ಕ್ರಿಮಿನಲ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಾ ಎಷ್ಟೋ ತಿಳುವಳಿಕೆ ಗಳಿಸ್ಕೊಂಡಿದ್ದೀನಲ್ಲ, ಅದರ ಹಿನ್ನೆಲೆಯಲ್ಲಿ ಇವತ್ತಿನ ವಿಷಯದ ಬಗ್ಗೆ ಕೆಲವು ಅನಿಸಿಕೆಗಳನ್ನು, ಕೆಲವು ಅಂಶಗಳನ್ನು ನಿಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳೋದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಈ ಬಂಧನ ಅಂದರೆ ಏನು ಅಂತ, ಫಿಸಿಕಲಿ ಯು ಆರ್ ರಿಸ್ಟ್ರೈನ್ಡ್. ಈಗ ನಿಮಗೆ ಎರಡು ರೀತಿ ಇದೆ, ಈ ವೈಯಕ್ತಿಕ ಸ್ವಾತಂತ್ರ್ಯ ಅಂತ ಹೇಳದ್ನಲ್ಲ, ನೀವು ಎಲ್ಲಿ ಬೇಕು ಹೇಗೆ ಬೇಕು ಓಡಾಡ್ಕೊಂಡು ಇರ್ಬೋದು. ಹೌದಾ? ನಮ್ಮ ಸಂವಿಧಾನದಲ್ಲೇ ಒಂದು ಪದ ಬಳಸ್ತೀವಿ, ರೈಟ್ ಆಫ್ ಮೂಮೆಂಟ್, ರೈಟ್ ಆಫ್ ರೆಸಿಡೆನ್ಸ್. ಮೂಮೆಂಟ್ ಅಂದ್ರೆ ಭಾರತದ ಗಡಿಗಳಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಓಡಾಡೋದು. ಏನು ಯಾರು ನಿನ್ ತಡೆಯಕ್ಕಾಗಲ್ಲ. ಏನ್ ಪಾಸ್ಪೋರ್ಟ್ ಬೇಕಾ? ಆಂಧ್ರ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಯಾರು ನೇನ್ ಕೇಳಬೇಕಾದಿಲ್ಲ. ನಿಮ್ ಪಾಡ್ ಜೋಬಲ್ ದುಡ್ಡಿದೆ, ಬಸ್ ಹತ್ಕೊ ಹೋಗ್ತಾ ಇರು, ಟ್ರೈನ್ ಹತ್ಕೊ ಹೋಗ್ತಾ ಇರು. ಭಾರತದಾದ್ಯಂತ ಸಂಚರಿಸುವ ಹಕ್ಕಿದೆ, ಭಾರತದ ಯಾವುದೇ ಮೂಲೆಯಲ್ಲಿ ವಾಸ ಮಾಡುವ ಹಕ್ಕಿದೆ. ತಮಿಳ್ನಾಡಲ್ಲಿ ಹೋಗಿ ಒಂದು ರೂಮ್ ಬಾಡಿಗೆ ತಗೊಂಡು ಇರಕ್ಕಾಗಲ್ವಾ? ಏ, ಕರ್ನಾಟಕದಿಂದ ಬಂದ್ಬಿಡಿದೆಯಲ್ಲ ನೀನು ಅಂತ ಯಾವನು ಅನ್ನೋ ಹಾಗಿಲ್ಲ. ಎನಿವೇರ್ ಇನ್ ಇಂಡಿಯಾ ಯು ಕ್ಯಾನ್ ರಿಸೈಡ್. ಕೆಲವು ಸೆನ್ಸಿಟಿವ್ ಪಾಕೆಟ್ಸ್ ಇದೆ, ಅಲ್ಲಿ ಹೋಗಿ ವಾಸ ಮಾಡೋಕ್ಕಾಗಲ್ಲ. ನಾಗಾಲ್ಯಾಂಡು, ಈ ಟ್ರೈಬಲ್ ಏರಿಯಾಗಳಿದೆಯಲ್ಲ, ಅಲ್ಲಿ ಜನ ತುಂಬ ಸೂಕ್ಷ್ಮ ಜೀವಿಗಳು. ನನ್ನಂಥವ್ರು ನಿಮ್ಮಂಥವ್ರು ಅಲ್ಲಿ ಒಳಕ್ಕೆ ಹೋಗ್ತೀವಿ ಅಂದರೆ ಅವರು ತಾಳ್ಕೊಳ್ಳೋದಿಲ್ವಂತೆ. ಅದಕ್ಕೆ ಸ್ಪೆಷಲ್ ಪರ್ಮಿಟ್ ತಗೊಂಡು ಹೋಗ್ಬೇಕು ಅಂತಾರೆ. ಆ ಸ್ಟೇಟಲ್ಲಿ ಸ್ಪೆಷಲ್ ಪರ್ಮಿಟ್ ಕೊಡ್ತಾರೆ, ನೀವು ಪ್ರವಾಸಿಯಾಗಿ ಊರೊಳಗೆ ಬರ್ತಾ ಇದ್ದೀವಿ, ನಿವಾಸಿ ಆಗಲ್ಲ ಅಲ್ಲಿ, ಅಥವಾ ಉದ್ಯೋಗಿ ಇರ್ಬೋದು. ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸ್ ಇರುತ್ತಲ್ಲ, IAS IPS ಸರ್ವಿಸು, ಅಂಥವ್ರು ಹೋಗೋಕ್ಕೆ ಅವಕಾಶ ಇರುತ್ತೆ. ಆದರೂ ಕೂಡ ಆ ಮಾಹಿತಿ ಅವ್ರಿಗೆ ನೀಡಿ ನಾನು ಆಮೇಲೆ ಒಳಗೆ ಹೋಗ್ಬೋದು. ಸೊ ಈಗ ನಾನು ಹೇಳ್ತಾ ಇದ್ದಿದ್ದೇನಂತ, ಬಂಧನ ಅಂದರೆ ಬಂಧನದಿಂದ ಏನು ಪರಿಣಾಮ? ನಿಮ್ಮ ಸಂಚಾರದ ಹಕ್ಕು ಹೊರಟೋಯ್ತಲ್ಲ, ಹಿಡಿದಲ್ಲಿ ಕೂರಿಸ್ಬಿಟ್ನಲ್ಲ ಒಂದೇ ಕಡೆಗೆ. ನಿಮ್ ವಾಸ ಮಾಡುವ ಹಕ್ಕು, ನಿಮ್ಮ ಮನೇಲಿ ಕಾಲು ಹಿಡ್ಕೊಂಡು ಮಲ್ಕೊಂಡಿರ್ಬೋದು ಅಂತ ಹಕ್ಕು, ಆ ಹಕ್ಕು ಹೊರಟೋಯ್ತಲ್ಲ. ಸೊ ಬಂಧನದಿಂದ ನಿಮ್ಮ ಮೇಲೆ ಆಗ್ತಕ್ಕಂಥ ಪರಿಣಾಮ ಏನು ಅಂದರೆ, ನಿಮ್ಮ ಮುಂದೆ ಏನು ನಿಮ್ಮ ಹಕ್ಕು, ಸಂಚರಿಸುವ ಹಕ್ಕಿರ್ಬೋದು ಅಥವಾ ವಾಸ ಮಾಡ್ಕೊಂಡಿರ್ತಕ್ಕಂಥ ಹಕ್ಕಿರ್ಬೋದು, ಮೇ ಬಿ ಟೋಟಲ್ ಇನ್ವೇರಿಯಬಲಿ ಇಟ್ ಈಸ್ ಟೋಟಲ್. ಈಗ ರಿಸ್ಟ್ರೈಂಟ್ ಅಂತೀವಿ ನಾವು. ರಿಸ್ಟ್ರೈಂಟ್ ಅಂದರೆ ಏನು ಅಂದರೆ ತಡೆಯೋದು, ನೀನು ಈ ದಿಕ್ಕಲ್ಲಿ ಹೋಗಬೇಡ ಅಂತ ತಡೆದ್ರೆ ರಿಸ್ಟ್ರೈಂಟ್, ಅದು ಪಾರ್ಷಿಯಲ್. ನೀನು ಬೇರೆ ಮೂರು ದಿಕ್ಕಿದೆಯಲ್ಲ, ಮೂರು ದಿಕ್ಕಲ್ಲಿ ಎಲ್ಲಿ ಬೇಕಾದ್ರೂ ಹೋಗು, ಈ ದಿಕ್ಕಲ್ಲಿ ಮಾತ್ರ ಬರಬೇಡ. ಯಾಕಂದರೆ ನಮ್ಮ ಅಣ್ಣನ ಮನೆ ಇದೆ, ನೀ ಬಂದರೆ ಅವ್ರ ಮೇಲೆ ಜಗಳ ತೆಗಿತೀಯ, ಅದಕ್ಕಾಗಿ ಈ ದಿಕ್ಕಲ್ಲಿ ಬರಬೇಡ ಮಗನೇ, ನೋಡ್ಕೋತೀನಿ ನಾನು. ಅದು ರಿಸ್ಟ್ರೈಂಟು, ಪಾರ್ಷಿಯಲ್ ರಿಸ್ಟ್ರೈಂಟು. ನೀನು ಎಲ್ಲೂ ಹೋಗಬೇಡ, ಇಲ್ಲೇ ಕೂತಿರು ಈ ಕಟ್ಟೆ ಮೇಲೆ ಅಂದರೆ ಟೋಟಲ್ ರಿಸ್ಟ್ರೈಂಟ್. ನಿಮ್ಮ ಮನೆಗೆ ಹೋಗ್ಬೇಡ, ನಮ್ಮ ಅಣ್ಣನ ಮನೆ ದಿಕ್ಕು ಹೋಗ್ಬೇಡ, ಪೊಲೀಸ್ ಸ್ಟೇಷನ್ ಕಡೆಗೆ ಹೋಗ್ಬೇಡ, ಆಸ್ಪತ್ರೆ ಕಡೆಗೆ ಹೋಗ್ಬೇಡ, ಇಲ್ಲೇ ಕೂತಿರು, ಟೋಟಲ್ ರಿಸ್ಟ್ರೈಂಟ್. ಸೊ ಈ ರೀತಿ ರಿಸ್ಟ್ರೈಂಟನ್ನ ಬಂಧನಕ್ಕೊಳಪಾದಂಥ ವ್ಯಕ್ತಿಯ ಮೇಲೆ ಹಾಕಲಾಗುತ್ತೆ. ಅದಕ್ಕಾಗಿ ಅವನನ್ನು ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಿ ಕರ್ಕೊಂಡೋಗ್ತಾರೆ, ಕರ್ಕೊಂಡೋಗಿ ವಿಚಾರಣೆಗಾಗಿ ಅವನನ್ನು ಅರೆಸ್ಟ್ ಮಾಡೋ ಉದ್ದೇಶನೇ ಬೇಸಿಕಲಿ ವಿಚಾರಣೆ. ಇಲ್ಲರಿ ಏನು, ನಾವು ಉಪ್ಪನ್ನು ಕಾಯ್ಕೊಂಡು ತಿನ್ಬೇಕು ಅವನ್ನ? ಏನು ಬೇಕಾಗಿಲ್ಲ. ಒಂದು ಪ್ರಕರಣ ಇದೆ, ಆ ಪ್ರಕರಣದಲ್ಲಿ ನಾಳೆ ನಿಮ್ಮ ಕೋರ್ಟಲ್ಲಿ ವಿಚಾರಣೆ ಆಗುತ್ತೆ, ನಿಮ್ಗೆ ಶಿಕ್ಷೆ ಆದರೆ ಶಿಕ್ಷೆ ಆಗುತ್ತೆ, ಇಲ್ಲದಿದ್ರೆ ಬಿಡುಗಡೆ ಆಗುತ್ತೆ. ಅಲ್ಲಿಯವರೆಗೂ ನಾವು ಕೋರ್ಟ್ಗೆ ದೋಷಾರೋಪಣ ಸಲ್ಲಿಸಬೇಕಾದ್ರೆ ವಿಚಾರಣೆ ಮಾಡಬೇಕು, ತನಿಖೆ ಮಾಡಬೇಕು. ಈಗ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ ಕೂಡಲೇ ಏನು ಮಾಡಬೇಕು? ಇಬ್ಬರು ನೋಡಿ, ಇದರಲ್ಲಿ ಎರಡು ಕ್ಯಾಟಗರಿ ಜನ. ಒಂದು, ಯಾರು ಯಾರನ್ನ ಅರೆಸ್ಟ್ ಮಾಡಬಹುದು? ಈಗಾಗಲೇ ಹೇಳಿದೆ, ಪೊಲೀಸ್ ಅಧಿಕಾರಿ, ಅವನು ಸಬಾರ್ಡಿನೇಟ್ ಆಫೀಸರ್ಸ್ ಇರ್ತಾರೆ, ಅವ್ರ ಮುಖಾಂತರ ಅವನ್ನ ಅರೆಸ್ಟ್ ಮಾಡ್ತಾನೆ. ಒಂದು ಆರೋಪಿ ಮಹಿಳೆ ಆಗಿದ್ದರೆ ಮಹಿಳಾ ಪೊಲೀಸ್ ಮಾತ್ರ ಅರೆಸ್ಟ್ ಮಾಡಬಹುದು. ಅಂದರೆ ಅರೆಸ್ಟ್ ಮಾಡೋ ಕೆಲಸ ಮಾಡ್ತಾ ಇರೋನು ದೊಡ್ಡವನೇ, ಪೊಲೀಸ್ ಆಫೀಸರೇ. ಅವಳು ಮೈ ಮುಟ್ಟೋದು ಪ್ರಶ್ನೆ ಬಂದಾಗ, ಎಲ್ಲಿ ನಡಿ ಈ ಕಡೆ ಅನ್ನುವಾಗ, ಇವನು ಹೋಗಿ ಅವಳ ಮೈ ಮೇಲೆ ಕೈ ಹಾಕುವಾಗಿಲ್ಲ. ಸೊ ಮಹಿಳೆಯನ್ನ ಕತ್ತಲಾದ ಮೇಲೆ ಅರೆಸ್ಟ್ ಮಾಡೋವಾಗಿಲ್ಲ, ಬೆಳಗಿನವರೆಗೆ, ರಾತ್ರಿ 6 ಗಂಟೆ ಆದಮೇಲೆ, ಸಂಜೆ 6 ಗಂಟೆ ಆದಮೇಲೆ, ಬೆಳಗ್ಗೆ 6 ಗಂಟೆವರೆಗೂ ಒಂದು ಮಹಿಳೆಯನ್ನು ಎಲ್ಲೇ ಇರಲಿ ಅರೆಸ್ಟ್ ಮಾಡೋವಾಗಿಲ್ಲ.

0: ಮಹಿಳೆ ಕೊಟ್ಟಿರ್ತಕ್ಕಂತ ರಕ್ಷಣೆ. ಇವನು ಪುರುಷನಿಗಾದ್ರೆ ಮಹಿಳೆಯನ್ನ ಅರೆಸ್ಟ್ ಮಾಡಿದ್ರೆ ಆ ಸಂದರ್ಭದಲ್ಲಿ ಒಬ್ಬರು ಮಹಿಳಾ ಪೊಲೀಸರ ಸಮ್ಮುಖದಲ್ಲೇ ಅರೆಸ್ಟ್ ಮಾಡಬೇಕು. ಅದರ್ವೈಸ್ ಈ ಗಂಡಸಿಗೆ ಬಿಟ್ಬಿಟ್ರೆ ಅಧಿಕಾರ ಅವಕಾಶ ಕೊಟ್ಬಿಟ್ರೆ ದೌರ್ಜನ್ಯ ಎಸಗುವಂಥ ಸನ್ನಿವೇಶ ಇರುತ್ತೆ. ಮಾಡಿದಾರ್ರಿ, ದಿನನಿತ್ಯ ನೋಡ್ತಾ ಇರ್ತೀವಿ, ಟಿ ವಿಲಿ ಬರುತ್ತೆ, ಪೇಪರ್ಗಳಲ್ಲಿ ಬರುತ್ತೆ. ದೌರ್ಜನ್ಯ ಎಸಗುವಂಥವ್ರು ಪೊಲೀಸ್ ಅಧಿಕಾರಿಗಳೇ ಆಗಿರ್ತಾರೆ. ಇಂಥ ಸಂದರ್ಭದ ದುರುಪಯೋಗ ಮಾಡಿಕೊಂಡು ಅವ್ರು ಮಾಡ್ತಾ ಹೋಗ್ತಾರೆ. ಈಗ ಇವನಿಗೆ ಬಂಧಿಸಿದ ವ್ಯಕ್ತಿ ಇದನಲ್ಲಪ್ಪ, ಅವನಿಗೆ ನಾವು ನಿನ್ನನ್ನು ಬಂಧಿಸ್ತಾ ಇದ್ದೀನಿ ಅಂತ ಹೇಳಬೇಕು. ಫಸ್ಟ್ ಭಾಳ ಸರಿ ಹೇಳೋದಿಲ್ಲ, ನಾನು ಭಾಳ ಗಹನವಾದ ಅಂಶ ಇದು, ಯಾರೋ ಅನ್ಯತಾ ಭಾವಿಸ್ಬಾರ್ದು. ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ, ನಾನೊಂದು ಸರಿ ಇರ್ವಿನ್ ರೋಡ್ ಅಂತ ಇದೆ ಮೈಸೂರಲ್ಲಿ, ಆ ಇರ್ವಿನ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ಏನೋ ಕೆಲಸದ ಮೇಲೆ. ನನ್ನ ಮುಂದೆನೇ ಒಂದು ಜೀಪ್ ಹೋಯ್ತು ಹಿಂಗೆ ಸ್ವಲ್ಪ ದೂರದಲ್ಲಿ, ಅದಕ್ಕೂ ಸ್ವಲ್ಪ ಮುಂದೆ ಜೀಪ್ಗಿಂತ ಸ್ವಲ್ಪ ಮುಂದಕ್ಕೆ ಒಬ್ಬ ಮನುಷ್ಯ ಹೋಗ್ತಾ ಇದ್ದ. ಜೀಪಿಂದ ಇಬ್ಬರು ಪೊಲೀಸ್ನವರು ದಡಾರಂತ, ಅಂದರೆ ಸಿವಿಲ್ ಡ್ರೆಸ್ಸಲ್ಲಿ ದಡಾರಂತ ಜಂಪ್ ಮಾಡಿ ಇಳಿದ್ರು ಜೀಪಿಂದ. ಮಾಮೂಲಾಗಿ ಇಳಿಯೋ ರೀತಿ ಅಲ್ಲ, ಜಂಪ್ ಮಾಡಿ ಇವನು ಕತ್ ಮೇಲೆ ಹೋಗಿ ರಪ್ಪನೆ ಏಟ್ಬಿಟ್ರು. ದರ ದರ ಹೇಳ್ಕೊಂಡು ಜೀಪಲ್ಲಿ ಹಾಕ್ಕೊಂಡೆ. ಇದೆ ಬಂಧನ, ನಾನೇ ಕಣ್ಣಲ್ಲಿ ನೋಡಿದ್ದೀನಿ ಬಂಧನ. ಕಾಯ್ದೆ ಓದಿ ಹಿಂಗೆಲ್ಲ ರೀ ಹಿಂಗೆಲ್ಲ ರೀ ಅಂತ ನಿಮಗೆ ಎಲ್ಲ ಭಾಷಣ ಮಾಡ್ತಾ ಇದ್ದೀನಿ, ಕಣ್ಣಲ್ಲಿ ನೋಡಿದ್ದಿದ್ದು. ಬಂಧಿಸೋ ರೀತಿ ಪ್ರಕ್ರಿಯೆ ಏನದು, ಆ ವ್ಯಕ್ತಿಯ ಮೂಮೆಂಟ್ಗೆ ತಡೆ ಹಾಕ್ತೀವಿ, ಅವನ ಮೈ ಮೇಲೆ ಅಗತ್ಯ ಬಿದ್ದರೆ ಕೈ ಹಾಕಿ ಅವನನ್ನು ನಿನ್ನನ್ನು ಬಂಧಿಸಿದ್ದೇನೆ ಅಂತ ತಿಳಿಸ್ಬೇಕು. ನೀವು ಹೊಡೆದು ತಿಳಿಸಿದ್ರೆ ಅವನಿಗೆ ಏನು ತಿಳಿಸ್ತಾ ಇಲ್ಲ, ಜೀಪಲ್ಲಿ ತುರುಕೊಂಡು ಕರ್ಕೊಂಡು ಹೋದರು. ಈ ಸೀಸನ್ಡ್ ಕ್ರಿಮಿನಲ್ಸ್ ಅಂತೀವಿ ಇವ್ರಿಗಿವೆಲ್ಲ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಬಿತ್ತು ಏಟು ಅಂದರೆ ಗಾಂಜಾ ಮಾರೋ ಕೇಸಲ್ಲಿ ನಾನು ಸಿಕ್ಕೊಂಡಿದ್ದೀನಿ ಅಂತ, ಇನ್ನೊಂದು ಸರಿ ಏಟು ಬಿತ್ತು ಅಂದರೆ ಇನ್ನೇನೋ ಕಳ್ಬಟ್ಟಿ ಕೇಸ ಅಂತ ಸೀಸನ್ಡ್ ಕ್ರಿಮಿನಲ್ಸ್ನ ಆ ರೀತಿ ಡೀಲ್ ಮಾಡ್ತಾರೆ. ಎಲ್ಲರೂ ಹಂಗೆ ಡೀಲ್ ಮಾಡೋಕ್ಕಾಗಲ್ಲ, ಆದರೂ ಕೂಡ ಅವ್ರ ದೌರ್ಜನ್ಯ ಯಾವ ಮಟ್ಟಕ್ಕೆ ಹೋಗ್ಬೋದು ಎಷ್ಟೋ ಸಾರಿ ಅಂದರೆ ಈ ರೀತಿಯೂ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ ಏನಂತ, ಬಂಧಿಸುವಾಗ ಅವನಿಗೆ ನಿನ್ನನ್ನು ಬಂಧಿಸಿದ್ದೀನಿ ಅಂತ ಮಾಹಿತಿ ನೀಡಬೇಕು. ಯಾತಕ್ಕಾಗಿ ಬಂಧಿಸ್ತಾ ಇದ್ದೀನಿ ಅದು ಗೊತ್ತಾಗಬೇಕಲ್ಲ. ಹಾಂ, ನಿನ್ನನ್ನು ಬಂಧನದಲ್ಲಿ ಇಟ್ಟಿದ್ದೀನಿ ಕಣ್ರಿ ಅಂತ ಯಾತಕ್ಕಾಗಿ ಬಂಧಿಸ್ತಾ ಇದ್ದೀನಿ ಆ ಮಾಹಿತಿ ನೀಡಬೇಕು. ನೋಡಪ್ಪ, ನಿನ್ನ ಮೇಲೆ ಒಂದು ಗುರುತರವಾದ ಆರೋಪ ಬಂದಿದೆ, ಆ ಆರೋಪದ ತನಿಖೆ ಸಂಬಂಧವಾಗಿ ನಿನ್ನನ್ನು ಬಂಧಿಸ್ತಾ ಇದ್ದೀನಿ. ಈಗ ನಿನ್ನನ್ನು ಬಂಧಿಸ್ತೆ, ನಿಮ್ಮ ಮನೆಯಿಂದ ಹೊರಟಿದ್ರಿ ಅಂಗಡಿಗೆ, ಅಂಗಡಿಗೆ ಹೋಗಿದ್ದವ್ರನ್ನ ಪೊಲೀಸ್ನವ್ರು ಅಂಗಡಿ ಬಾಗಿಲಲ್ಲಿ ನಿಮ್ಮನ್ನು ಬಂಧಿಸಿ ಕರ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಮನೆಯವ್ರಿಗೆ ಏನು ಗೊತ್ತಾಗಬೇಕು? ಬೆಳಗ್ಗೆ ಹಾಲು ತೊಗೊಬರ್ತೀನಿ ಅಂತ ಹೋದ, ತರಕಾರಿ ತರ್ತೀನಿ ಅಂತ ಹೋದ, ಇನ್ನೂ ಬರಲಿಲ್ವಲ್ಲಪ್ಪ ಅಂತ ಇರ್ತಾರೆ, ಮನೆಯವರೆಲ್ಲ ಕಾಯ್ತಾ ಇರ್ತಾರೆ. ಅದಕ್ಕೆ ಹೇಳುತ್ತೆ, ಯಾವುದೇ ವ್ಯಕ್ತಿಯನ್ನು ಬಂಧಿಸಿದ ಕೂಡಲೇ ಅವನಿಗೆ ಮಾಹಿತಿ ಕೊಟ್ಟಿದ್ದಲ್ಲದೆ ಅವನ ಹತ್ತಿರದ ಬಂಧುಗಳಿಗೆ ಅಥವಾ ಅವನ ಹಿತೈಷಿಗಳಿಗೆ ಅವನೇ ಕೇಳಬೇಕು, ನಿನ್ನ ಹತ್ರದ ಬಂಧುಗಳು ಯಾರಪ್ಪ ಇದ್ದಾರೆ ಇಲ್ಲಿ? ನಮ್ಮ ಅಣ್ಣ ಇದ್ದಾನೆ ಸರ್, ನಮ್ಮ ಅಪ್ಪ ಇದ್ದಾರೆ, ನನ್ನ ತಂಗಿ ಇದ್ದಾಳೆ, ಏನಾದ್ರು ಹೇಳ್ಬೋದು ನೀವು. ಇವ್ರು ಯಾರು ಇಲ್ಲ, ನಮ್ಮ ನೆಂಟರ್ಯಾರು ಇಲ್ಲ ಈ ಊರಲ್ಲಿ, ನನಗೆ ನಮ್ಮ ಹಿತೈಷಿ ಇಂಥ ಕಡೆ ನಾನು ಕೆಲಸ ಮಾಡ್ತೀನಿ, ನಮ್ಮ ಮಾಲೀಕ ಇದ್ದಾನೆ. ಅಂಥ ಅವ್ರಿಗೆ ಇವನನ್ನು ಇಂಥ ಪ್ರಕರಣದಲ್ಲಿ ಇಂಥ ಪೊಲೀಸ್ನವರು ಬಂಧಿಸಿದ್ದಾರೆ ಅಂತ ತಿಳಿಸ್ಬೇಕು,
1: ಮಾಹಿತಿ ಕೊಡಬೇಕು.
0: ಕೊಡಲೇಬೇಕು, ಕೊಡದೆ ನೀವು ಬಂಧಿಸಿದ್ರೆ ಈಗ ಮನೆ ಬಾಯಿ ಬಡ್ಕೋತಾ ಇರಬೇಕಾಗುತ್ತೆ. ಏನಂತ, ಬೆಳಿಗ್ಗೆ ಹಾಲು ತರ್ತೀನಿ ತರಕಾರಿ ತರ್ತೀನಿ ಅಂತ ಹೋದ್ರೆ ಇನ್ನೂ ಬರಲಿಲ್ವಲ್ಲ ಅಂದರೆ ನನಗೇನು ಗೊತ್ತಾಗಬೇಕು ಅಲ್ವೇ? ಅಂದರೆ ವ್ಯಕ್ತಿ ಸ್ವಾತಂತ್ರ್ಯ, ವೈಯಕ್ತಿಕ ಸ್ವಾತಂತ್ರ್ಯ ಎಷ್ಟು ಮೌಲ್ಯಯುತವಾದದ್ದು ಅಂದರೆ ಅದನ್ನು ಕಸಿದುಕೊಳ್ತಾ ಇದ್ದಾರೆ. ಕಸಿದುಕೊಳ್ಳೋ ಕಾನೂನಲ್ಲಿ ಅವಕಾಶ ಇದೆ, ಆದರೆ ಅದನ್ನು ಕಸಿದುಕೊಳ್ಳೋ ಪೂರ್ವದಲ್ಲೇ ಮಾಹಿತಿ ಯಾರಿಗೆ ಕೊಡಬೇಕು? ನೆಕ್ಸ್ಟು ನಿಮ್ಮನ್ನು ವಿಚಾರಣೆಗೆ ಒಳಪಡಿಸ್ಬೇಕು. ಆಗಲೇ ಹೇಳಬೇಕು, ನೀನು ವಕೀಲರ ಸಹಾಯ ಪಡ್ಕೋಬಹುದು ವಿಚಾರಣೆ ಮುನ್ನಾನೆ. ನೀನು ಈಗಲೇ ಬೇಕಾದ್ರೂ ವಕೀಲರನ್ನ ಕರೆಸ್ಕೊಂಡು ವಕೀಲರನ್ನ ಕೇಳಿ ನೀನು ಏನು ಮಾತಾಡಬೇಕು, ಏನು ಬಿಡಬೇಕು ಅನ್ನೋದನ್ನು ಅವರಿಂದ ತಿಳ್ಕೊಳ್ಳು. ತಿಳ್ಕೊಂಡು ನೀನು ವಿಚಾರಣೆಗೆ ಒಳಪಡಬೇಕು. ಬೇಕಾಬಿಟ್ಟು ಅಲ್ಲಿ ಕುತ್ಕೊಂಡು ಲಾಠಿ ತೊಗೊಂಡು ಹೊಡೆದ ಅಂದರೆ ಇವನೇನೋ ಹೇಳ್ದ ಅನ್ನೋದು ಆರೋಪಿಯ ಸ್ವಇಚ್ಛಾ ಹೇಳಿಕೆ ಅಂತ ಬರ್ಕೊಡೋದಿವ್ರು. ಅವನೇ ಸ್ವಂತ ಇಚ್ಛೆ ಮೇಲೆ ಎಲ್ಲ ಹೇಳ್ಬಿಟ್ಟಿದ್ದಾನೆ ಅಂತ ಹೇಳಿಕೆ ಕೊಟ್ಬಿಡೋದು. ಇದಲ್ಲ ಅವ್ರ ಕಾನೂನು ಇರೋದು, ನಿಯಮ ಏನು ಅಂದರೆ ನೀನು ವಕೀಲರನ್ನು ಕನ್ಸಲ್ಟ್ ಮಾಡ್ಬೋದು. ಈಗ ಎಲ್ಲಿವರೆಗೂ ಇದೆ ಅಂದರೆ ನೀವು ತನಿಖೆ ಮಾಡ್ತಾರಲ್ಲ ಪೊಲೀಸ್ನವರು, ಸ್ವಲ್ಪ ಸೇಫ್ ಡಿಸ್ಟೆನ್ಸಲ್ಲಿ ಅವರು ವಕೀಲ ನಿಂತು ನೋಡ್ತಾ ಇರ್ಬೋದು. ಸೊ ನೀವು ಯಾವುದೋ ಕ್ಲೋಸ್ ಡೋರಲ್ಲಿ ಹೆಚ್ಚಾಗಿ ಏನು ಮಾಡ್ತಾರೆ ಗೊತ್ತೆ, ಊರ ಆಚೆಗೆ ಸಿ ಎ ಆರ್ ಅಂತ ಇರುತ್ತೆ, ಸೆಂಟ್ರಲ್ ಆರ್ಮ್ಡ್ ರಿಸರ್ವ್ ಅಂತ. ಯಾವುದಾದ್ರು ರಿಸರ್ವ್ ಪೊಲೀಸ್ನವರು ಅಂತೀವಲ್ಲ ನೋಡಿ, ಅಂಥವ್ರದ್ದು ಹೆಡ್ ಕ್ವಾರ್ಟರ್ಸ್ ಇರುತ್ತೆ. ಅಲ್ಲಿ ಪೊಲೀಸ್ ಚಟುವಟಿಕೆ ಏನೂ ಇರೋದಿಲ್ಲ ಹೆಚ್ಚಾಗಿ. ಎಲ್ಲೋ ಗಲಾಟೆ ಆದಾಗ ಒಂದು ವ್ಯಾನಲ್ಲಿ 50 ಜನ 60 ಜನ ಪೊಲೀಸ್ನವ್ರು ಬರ್ತಾರೆ, ಲಾಠಿ ಚಾರ್ಜ್ ಮಾಡೋದು, ಲಾಠಿ ಚಾರ್ಜು ಓಡಿಸೋದು ಅಷ್ಟೇ. ಅದು ಬಿಟ್ಟರೆ ಅಲ್ಲೇನು ಪೊಲೀಸ್ ಸ್ಟೇಷನ್ ನಡೆಯೋ ಚಟುವಟಿಕೆ ನಡೆಯಲ್ಲ. ಅಲ್ಲಿ ಸಾಕಷ್ಟು

ಕೊಠಡಿಗಳಿರುತ್ತೆ ಅಲ್ಲಿ, ಆ ಕೊಠಡಿಗೆ ಎತ್ಕೊಂಡು ಹೋಗ್ತಾರೆ, ಅಲ್ಲಿ ತನಿಖೆ ಮಾಡಕ್ ಶುರು ಮಾಡ್ತಾರೆ. ಇವನ್ನ ಅಲ್ಲಿ ಲಾಯರ್ ಬಂದು ನಿಂತ್ಕೋಬಹುದಾ? ಲಾಯರ್ ಗೊತ್ತಾದ್ರೆ ಇಂಥ ನಮ್ಮ ಕಕ್ಷಿಗಾರ, ಇಂಥ ಪ್ರಕರಣದ ಆರೋಪಿ, ಅವನ್ನ ತನಿಖೆಗೆ ಒಳಪಡಿಸ್ತಾರೆ ಅಂದಾಗ ನಾನು ಹೇಳ್ತೀನಿ, ನಮ್ಮ ಕಕ್ಷಿಗಾರ ಅವನ್ನ ನೀವು ತನಿಖೆಗೆ ಒಳಪಡಿಸಿ, ನಾನು ಬೇಡ ನೋಕ್ಕಾಗಲ್ಲ. ಆದ್ರೆ ಸೇಫ್ ಡಿಸ್ಟೆನ್ಸ್, ಅವ್ನು ಪಕ್ಕ ಬಂದು ಕೂತ್ಕೊಳ್ಳಲ್ಲ, ನನ್ನ ತೊಡೆ ಮೇಲೆ ಅವ್ನು ಕೂರಿಸ್ಕೊಳಕ್ ಅವಕಾಶ ಇಲ್ಲ. ಆದಷ್ಟು ಸೇಫ್ ಡಿಸ್ಟೆನ್ಸ್ ಅಲ್ಲಿ ನಾನಿದ್ದು ನೀವು ಯಾವ ತನಿಖೆ ಕ್ರಮ ಜರುಗಿಸ್ತೀರಿ ಅನ್ನೋದನ್ನ ನಾನು ನೋಡಬೇಕು. ನಿಮ್ ಸುಮ್ನೆ ಒಂದು ಮಾಹಿತಿ ಬಸ್ರು ಹೇಳ್ತೀನಿ, ಕೇಳಿದ ಪ್ರಶ್ನೆ ಕೇಳ್ತಾರೆ. ಸೇಫ್ ಡಿಸ್ಟೆನ್ಸ್ ಅಲ್ಲಿ ಇದ್ದು ನೋಡಿದೀನಿ ನಮ್ಮ ಕಕ್ಷಿಗಾರನ್ನ ತನಿಖೆ ಮಾಡ್ತಾ ಇದ್ದದ್ದನ್ನ. ಅಂತ ಗಂಭೀರವಾದ ಪ್ರಕರಣಗಳಲ್ಲಿ ನಾನು ಸ್ವಲ್ಪ ಆಚೆಗೆ ನಿಂತ್ಕೊಂಡಿದ್ದೆ. ಊರಾಚೆಯವರು ಹೋಟೆಲ್ ರೂಮ್ ತಗೊಂಡ್ರು ಪೊಲೀಸ್ನವರು. ಆ ಹೋಟೆಲ್ ರೂಮ್ ಒಳಕ್ಕೆ ಇವನ್ನ ಕರ್ಕೊಂಡೋದ್ರು. ಆ ಗಾಜಿನ ಕಿಟಕಿಗಳಿದೆಯಲ್ಲ, ಆ ಗಾಜಿನ ಕಿಟಕಿ ಪಕ್ಕದಲ್ಲಿ ನಾನು ನಿಂತ್ಕೊಂಡು ನೋಡ್ತಲೇ ಇದ್ದೆ. ನಾನು ನೋಡ್ತಾ ಇದ್ದೀನಿ, ಇಲ್ಲ ಇವರು ಸೇಫ್ ಡಿಸ್ಟೆನ್ಸ್, ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಫೋಟೋ ಹಾಕ್ಕೊಂಡಿದ್ದೆ, ನನ್ನ ಬ್ಯಾಂಡ್ ಇತ್ತು, ನನ್ನ ಗುರುತಿತ್ತು, ನಾನು ಕಿಟಕಿ ಹಚ್ಚಿ ನಿಂತ್ಕೊಂಡೇ ನೋಡ್ತಾ ಇದ್ದೆ. ಕೇಳಿದ್ದೇನೆ ಹೆಂಗೆ ಕೇಳ್ತಾರೆ ಅವ್ರ ಬಗ್ಗೆ, ತಿರುಗಿಸಿ ಮುರುಗಿಸಿ ಕೇಳ್ತಾರೆ ಅಂತ ಇರಲ್ಲ, ಆ ಥರ ಕೇಳಿ ಅವನಿಗೆ ತಲೆ ಕೆಟ್ಟ ಉಡಬೇಕು. ಮನೆಗೆ ಅವನನ್ನು ಆಯ್ತು ಬಿಡ್ರಿ, ನಾನೇ ಮಾಡಿದ್ದು ಹೋಗ್ರಿ, ಆ ಥರ ಇಂಟ್ರೋಗೇಷನ್. ಅದಕ್ಕೇನೋ ತನಿಖೆ ಅಂತ, ತನಿಖೆ ಮಾಡೋ ಸಂದರ್ಭದಲ್ಲಿ ಅದಕ್ಕೆ ಮುಂಚೆ ಪೂರ್ವಭಾವಿಯಾಗಿ ನೀವು ವಕೀಲರನ್ನು ಕೇಳ್ಕೋಬೋದು. ಅಂದರೆ ಏನು ಮಾತಾಡಬೇಕು, ಏನು ಬಿಡಬೇಕು, ಪೊಲೀಸ್ನವ್ರ ಮುಂದೆ ಏನು ಹೇಳಬೇಕು, ಏನು ಹೇಳಬಾರ್ದು ಅನ್ನೋದನ್ನು ಇವ್ರ ಹತ್ರ ಕೇಳಿ ತಿಳ್ಕೊಬೋದು. ಮತ್ತು ವಕೀಲರು ಕೂಡ ಸೇಫ್ ಡಿಸ್ಟೆನ್ಸಲ್ಲಿ ಇದ್ದು ತನಿಖೆ ಕ್ರಮವನ್ನು ಗಮನಿಸ್ತಾ ಇರಬಹುದು. ಈ ತನಿಖೆ ಎಷ್ಟೊತ್ತವರೆಗೂ ನಡೆಯುತ್ತೆ? 15 ದಿನ ನಡೆಯುತ್ತಾ ತನಿಖೆ? ಹಾಂ, ಈಗ ನೋಡಿ, ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ್ದಾರೆ 24 ಗಂಟೆಯ ಒಳಗೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ಬಂಧಿಸಿದ್ದೀರಿ, ನಾಳೆ ಬೆಳಗ್ಗೆ 8 ಗಂಟೆ ಒಳಗೆ ಅವನನ್ನು ನ್ಯಾಯಾಲಯದ ಮುಂದೆ ಹಾಜರು ಮಾಡಬೇಕು. ಒಬ್ಬ ವ್ಯಕ್ತಿಯನ್ನು ಬಂಧಿಸಿದ 24 ಗಂಟೆಯ ಒಳಗೆ. ಯಾವುದು ಬೇರೆ ಊರಲ್ಲಿ ಬಂಧಿಸಿದ್ರಿ? ಚಾಮರಾಜನಗರದಲ್ಲಿ. ಮೈಸೂರವ್ರಿಗೆ ಕರ್ಕೊಂಬರೋಕ್ಕೆ ಟೈಮ್ ಬೇಕಲ್ವಾ, ಅದಕ್ಕೊಂದು 5-6 ಗಂಟೆ ಹೋಯಿತು. 5-6 ಗಂಟೆ ಕಳೀರಿ, 30 ಗಂಟೆ. ಸೊ ಎಲ್ಲಿಂದ ಎಲ್ಲಿ ಕರ್ಕೊಂಬರಬೇಕಾ ಡಿಸ್ಟೆನ್ಸಿನ ಟೈಮ್ ಕಳೆದು ಉಳಕ್ಕೆ 24 ಗಂಟೆ ಒಳಗಡೆ ಅವನ್ನ ನ್ಯಾಯಾಧೀಶರ ಮುಂದೆ ಹಾಜರು ಮಾಡಲೇಬೇಕು. ಏನು ಉದ್ದೇಶ ಇದು? ಪೊಲೀಸ್ ಪ್ರಕರಣ ನಡೆದಿದೆ, ಪೊಲೀಸ್ನವ್ರಿಗೆ ಅವನ್ನ ಅರೆಸ್ಟ್ ಮಾಡೋ ಅಧಿಕಾರ ಇದೆ, ಪೊಲೀಸ್ನವ್ರು ಅವನ್ನ ವಿಚಾರಣೆ ಮಾಡೋಕೆ ಅವಕಾಶ ಇದೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಆಯ್ತಪ್ಪ, ವಿಚಾರಣೆ ಮಾಡು ಬೇಡ ಅನ್ನಲಿಲ್ಲ, ನೀವು ವಿಚಾರಣೆ ಮಾಡಿದೆಯಲ್ಲ ಈಗಾಗಲೇ, ಈಗ ನೆಕ್ಸ್ಟ್ ನ್ಯಾಯಾಧೀಶರ ಮುಂದೆ ಹಾಜರು ಮಾಡು, ನ್ಯಾಯಾಧೀಶರಿಗೆ ಮಾಹಿತಿ ಕೊಡು, ಯಾವ ವ್ಯಕ್ತಿನ ಯಾವ ಪ್ರಕರಣದಲ್ಲಿ ಯಾವತ್ತು ಬಂಧಿಸಿದ್ದೀಯಾ, ಆ ಬಂಧಿಸಿದ ನಂತರ 24 ಗಂಟೆ ಒಳಗೆ ನ್ಯಾಯಾಧೀಶರ ಮುಂದೆ ಹಾಜರು ಮಾಡಿದ್ದೀಯಾ. ಅದಕ್ಕೆ ಸಮಾಧಾನಕರವಾದ ಉತ್ತರ ಬಂದ ಮೇಲೆ ನ್ಯಾಯಾಧೀಶರು ಕೇಳ್ತಾರೆ ಅವನ್ನ, ನಿನ್ನನ್ನು ಯಾವಾಗಪ್ಪ ಬಂಧಿಸಿದ್ರು, ನೀನು ಬರ್ಕೊಂಬಂದಿದ್ದು ರಿಮಾಂಡ್ ಅಪ್ಲಿಕೇಶನಲ್ಲಿ ನಿನ್ನ ಟೈಮೆಲ್ಲ ಕರೆಕ್ಟಾಗಿ ಬರ್ಕೊಂಬಂದ್ಬಿಡ್ತೀಯ. ಪೊಲೀಸ್ ಸ್ಟೇಷನ್ಲಿ ರೈಟರು ಅಂತ ಇರ್ತಾರೆ, ಅವ್ರಿಗೆ ಬರೀ ಅರ್ಜಿ ಬರೆಯೋದೇ ಕೆಲಸ, ಅದನ್ನು ತೊಗೊಂಡು ಬಂದ್ಬಿಡೋದಲ್ಲ. ಇವನ್ನೇ ಕೇಳ್ತಾರೆ ಯಾವಾಗಪ್ಪ ಬಂದಿಸಿದ್ರು, ಮೊದಲೇ ತಯಾರಿ ಮಾಡಿರ್ತಾರೆ, ಹಿಂಗೆ ಹೇಳಬೇಕು ಹಿಂಗೆ ಹೇಳಬೇಕು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಹೌದು ನಿಮಗೇನಾದ್ರು ತೊಂದರೆ ಕೊಟ್ರ ಪೊಲೀಸ್ನವರು? ಇಲ್ಲ ಸ್ವಾಮಿ, ಏನು ತೊಂದರೆ ಕೊಟ್ಟಿಲ್ಲ. ಏನಾದ್ರು ತೊಂದರೆ ಕೊಟ್ಟರು ಅಂದರೆ ಇಮಿಡಿಯೇಟ್ಲಿ ಏನು ತೊಂದರೆ, ಯಾರಿಂದ ತೊಂದರೆ ಆಯಿತು, ಇಟ್ಕೊಂಡೋಗಿ ಇವನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಪರೀಕ್ಷೆ ಮಾಡಿಸಿ ವರದಿ ಎತ್ಕೊಂಡು ಬಾ, ಇವೆಲ್ಲ ಶುರುವಾಗುತ್ತೆ ಪ್ರಕ್ರಿಯೆ. ಇವ್ರು ಹೇಳಿದ ಮೇಲೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್, ವ್ಯಕ್ತಿನ ಅರೆಸ್ಟ್ ಮಾಡಿದ್ದೀರಿ, ಬಂಧಿಸಿದ್ದೀರಿ, 24 ಗಂಟೆ ಒಳಗೆ ಅವನ ಬಂಧನ ಪ್ರಕ್ರಿಯೆ ಆಗಿ 24 ಗಂಟೆ ಒಳಗೆ ನ್ಯಾಯಾಧೀಶರ ಮುಂದೆ ಹಾಜರು ಮಾಡಿದ್ದೀರಿ. ಈಗ 2 ಆಪ್ಷನ್ ಇದೆ, ಮುಂದಕ್ಕೇನು ಅನ್ನೋದ್ರ ಬಗ್ಗೆ 2 ಪ್ರಶ್ನೆ ಇದೆ, 2ಕ್ಕೂ ಉತ್ತರ. ನ್ಯಾಯಾಧೀಶರು ಹೇಳ್ಬೋದು, ಬಂಧಿಸಿದ್ದೀರಲ್ವೇನ್ರಿ, ತನಿಖೆ ಮಾಡಿದ್ದೀರಲ್ವೇನ್ರಿ, ಸರಿ ಇನ್ಯಾಕೆ ಬೇಕು ಇವನು ನಿಮಗೆ, ಪೊಲೀಸ್ ಸ್ಟೇಷನ್ಲಿ ಯಾಕೆ ಇವನ್ನ ಕೂರಿಸ್ಕೊಂಡಿರ್ಬೇಕು ನೀವು, ಪೊಲೀಸ್ ಕಸ್ಟಡಿ. ನೋಡಿ, ಇಲ್ಲಿ ವ್ಯತ್ಯಾಸ ಹೇಳ್ಬಿಡ್ತೀನಿ, ತಿಳ್ಕೊಳ್ಳಿ. ಪೊಲೀಸ್ ಸ್ಟೇಷನ್ಲಿ ಕೂರಿಸ್ಕೊಳ್ಳೋದನ್ನ ಪೊಲೀಸ್ ಕಸ್ಟಡಿ ಅಂತಾರೆ, ಜೈಲು ಸೆಂಟ್ರಲ್ ಜೈಲ್ ಇದೆಯಲ್ಲ ಅದನ್ನ ಜುಡಿಷಿಯಲ್ ಕಸ್ಟಡಿ ಅಂತಾರೆ. ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳಿ, ಜುಡಿಷಿಯಲ್ ಕಸ್ಟಡಿ ಅಂದರೆ ನ್ಯಾಯಾಧೀಶರ ಮೇಲ್ವಿಚಾರಣೆಯಲ್ಲಿ ಕಸ್ಟಡಿ, ಅದು ಇದು ಪೊಲೀಸರ ಮೇಲ್ವಿಚಾರಣೆಯಲ್ಲಿ ಕಸ್ಟಡಿ, ಇಲ್ಲಿ ನ್ಯಾಯಾಧೀಶನಿಗೂ ಅದಕ್ಕೂ ಸಂಬಂಧವಿಲ್ಲ. ಈಗ ನೀವು ಅರ್ಜಿ ಕೊಡ್ತಿರಲ್ಲ, ನೋಡಿ ಇಂಥ ಪ್ರಕರಣ ಇದು ಗಂಭೀರ ಸ್ವರೂಪದ್ದು, ಇವನ್ನ ನಿನ್ನೆ ದಿವಸ ಅರೆಸ್ಟ್ ಮಾಡಿದ್ವು, ನಾವು ತನಿಖೆ ಪ್ರಾರಂಭ ಮಾಡಿದ್ದೀವಿ,
ಇವನಿಂದ ಇನ್ನೂ ಹೆಚ್ಚಿನ ಮಾಹಿತಿ ತಗೋಬೇಕು.

ಇವನು ಇತ್ತ ಅದಕ್ಕಾಗಿ ಉಪಯೋಗಿಸಿರ್ತಕ್ಕಂಥ ಆಯುಧ ಯಾವುದು, ಸಲಕರಣೆಗಳು ಯಾವುದು, ಯಾರ್ಯಾರು ಬೆಂಬಲ ಕೊಟ್ಟರು, ಯಾವ ಊರಿಂದ ಯಾವ ಊರಿಗೆ ಓಡೋಗಿದ್ದ, ಆ ಊರಲ್ಲಿ ಯಾರ್ಯಾರು ಇವನಿಗೆ ಬೆಂಬಲ ಕೊಟ್ಟರು, ರಾತ್ರಿ ಮಲ್ಕೊಳಕ್ ಜಾಗ ಕೊಡ್ತಾರಲ್ಲ ಗೊತ್ತಿದ್ದು ಕೂಡ. ಒಂದು ಕೊಲೆ ಪ್ರಕರಣದಲ್ಲಿ 15-20 ಆರೋಪಿಗಳು ಸೇರಿರ್ತಾರೆ. ಅಷ್ಟೆಲ್ಲ ಪ್ಲಾನ್ ಮಾಡದೆ ಆಗೋಲ್ಲ, ಸಲೀಸಾಗಿ ಹೋಗಿ ಕೊಲ್ಲೋದೇ ಬೇರೆ ವಿಷಯ. ಇಂಥ ಆರ್ಗನೈಸ್ಡ್ ಕ್ರೈಮ್ಗಳಲ್ಲಿ ಎಲ್ಲ ಥರ ಇರುತ್ತಲ್ಲ, ಅದೆಲ್ಲ ಪತ್ತೆ ಮಾಡಬೇಕು. ಇವನ ತನಿಖೆ ಮಾಡೇ ತಿಳಿಬೇಕು ನಾನು. ಇವನು ಮನೇಲಿ ಕೂತ್ಕೊಂಡು ಬಂದು ಹೇಳ್ತಾನೆ ನನಗೆ, ಅದಕ್ಕೆ ಪೊಲೀಸ್ ಕಸ್ಟಡಿಗೆ ಕೊಡಿ ಇವನನ್ನ. ಎಷ್ಟು ದಿನಕ್ಕೆ ಕೊಡ್ಬೇಕಪ್ಪ? 15 ದಿನಕ್ಕೆ ಕೊಡಿ, 5 ದಿನಕ್ಕೆ ಕೊಡಿ, 10 ದಿನಕ್ಕೆ ಕೊಡಿ. ಸೊ ಈಗ ಈ ಕ್ಷಣದವರೆಗೂ ಪೊಲೀಸ್ ಕಸ್ಟಡಿಯಲ್ಲಿದ್ದ, ಈ ಪೊಲೀಸ್ ಕಸ್ಟಡಿನ ಇನ್ನು 15 ದಿನಕ್ಕೆ ನಮಗೆ ಕೊಡಿ ಇವನ್ನ. ನಾವು ಲಾಕಪ್ಪಲ್ಲಿ ಕೂರಿಸ್ಕೋತೀವಿ, ಯಾವ್ಯಾವ ಊರಿಗೆ ಹೋಗಿದ್ದ ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಎಲ್ಲೆಲ್ಲಿ ಏನೇನು ಮಾಡ್ದ ಅದ್ರ ಮಾಹಿತಿ ಎಲ್ಲ ತಗೋತೀವಿ. 15 ದಿನ ಹೆಚ್ಚುವರಿ ತನಿಖೆ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಡಿ. ಕೊಡಲೇಬೇಕು ಅಂತಿಲ್ಲ, ಅರ್ಜಿ ಕೊಡ್ತಾರೆ ಪೊಲೀಸ್ನವರು, ಅರ್ಜಿ ಕೊಡ್ತಾರೆ. ಜಡ್ಜು ಅದನ್ನು ಅಷ್ಟು ನೋಡ್ತಾನೆ, ಇಲ್ಲಿ ಕೊಡಬೇಕಾ ಇಲ್ವಾ ಅನ್ನೋದು ಜಡ್ಜಿನ ವಿವೇಚನೆ. ನಾನೊಂದು ಪ್ರಕರಣ ಹೇಳ್ತೀನಿ ಬಹಳ ಸುಲಭದ್ದು. ಒಂದು ಬೆಂಗಳೂರಲ್ಲಿ ಅಲ್ಸೂರು ಕೆರೆ ಅಂತ ಇದೆ, ಅಲ್ಸೂರು ಕೆರೆ ಹತ್ರ ಒಬ್ಬ ಗಣೇಶ ಅಂತಕ್ಕಂಥ ಆಟೋ ಡ್ರೈವರ್ನ ಕರ್ಕೊಂಡೋಗಿ, ಇಬ್ರು ಪೀರ್ ಅಂಡ್ ಬಾಶಿತ್ ಅಂತ, ಅವರಿಬ್ರು ಅವನ ಸ್ನೇಹಿತರೆ. ಅವರು ಈ ಪೀರ್ ಅನ್ನೋನ್ಗೆ ಈ ಗಣೇಶನ ಹೆಂಡತಿ ಜೊತೆ ಅನೈತಿಕ ಸಂಬಂಧ ಇತ್ತು. ನಿಜ ಅಂದ್ರೆ ಆ ಗಣೇಶನ ಜೊತೆನೆ ಅನೈತಿಕ ಸಂಬಂಧ ಫಸ್ಟ್ ಆಫ್ ಆಲ್. ಶಾರದಮ್ಮ ಅಂತ ಅವನ್ನ ಬಿಟ್ಟು, ಆ ಶಾರದಮ್ಮ ಮೊದಲನೇ ಗಂಡನ ಬಿಟ್ಟು ಗಣೇಶನ ಜೊತೆ ಬಂದಿದ್ಲು. ಆ ಗಣೇಶನ ಹೆಂಡತಿ ಜೊತೆ ಈ ಪೀರ್ ಅನ್ನೋನ್ ಅನೈತಿಕ ಸಂಬಂಧ ಬೆಳೆಸ್ಕೊಂಡ. ಇವಳು ಹೇಳಿದ್ಲು, ಏ ಬೆಳಗಾದ್ರು ನೋಡ್ರಿ ಅವ್ನು ನಿಮ್ಮನ್ನೇ ಬೈತಾ ಇರ್ತಾನೆ ಪೀರು ಭಾಷಿತ್ತು, ಅದಕ್ಕಾಗಿ ನೀವು ಹೆಂಗಾದ್ರು ಮಾಡಿ ಗಣೇಶನೇ ಮುಗಿಸ್ಬಿಡ್ರಿ ಅಂತ. ಅಲ್ಸೂರು ಕೆರೆ ಹತ್ರ ಕರ್ಕೊಂಡೋದ್ರು ದೋಸ್ತಿ ಮಾತಾಡ್ಕೊಂಡು, ಆಟೋಲ್ಲಿ ಹತ್ಸ್ಕೊಂಡು ಬಾ ಸ್ವಲ್ಪ ಎಣ್ಣೆ ಹೊಡೆಯೋಣ ಅಂದ್ರು. ಅಲ್ಸೂರು ಕೆರೆ ದಡದಲ್ಲಿ ಏನು ದೊಡ್ಡದು ವಾಸ್ಟ್ ಕೆರೆ ಅಲ್ಸೂರು ಕೆರೆ ಅನ್ನೋದು, ಅಲ್ಲಿ ಕುತ್ಕೊಂಡ್ರು ದಡದಲ್ಲಿ ಕುಡಿಸಿದ್ರು. ಇವನು ಕುಡ್ದು ಅವನು ಕುಡಿದ್ರು, ಕುಡ್ದು ಕುಡ್ದು ಜಾಸ್ತಿ ಕುಡಿಸಿದ್ರು. ಕೊನೆಗೆ ಒಂದು ಮಫ್ಲರ್ ಹೇಳ್ಕೊಂಡಿದ್ದೆ ಹಿಂಗೆ ಕತ್ತಿಂಗ್ ಅಂಕಲು ಗಣೇಶಂದು, ಆಮೇಲಿಂದ ಅವನು ಉಸಿರು ಬಿಟ್ಟ ಗೊತ್ತಾಯ್ತು, ಮಫ್ಲರ್ ಬಿಚ್ಚಿಕೊಂಡ್ರು, ಬಿಚ್ಚಿಬಿಟ್ಟಿದ್ದೆ ಇವನ್ನ ಕೆರೆ ಒಳಗೆ ತಳ್ಳಿಬಿಟ್ರು. ಪೀರಣ್ ಭಾಷೆ ತಲ್ಲಿಂದ ನಾಪತ್ತೆ. ಈ ಸಂಗತಿ ಬಂದು ಶಾರದಮ್ಮಂಗೆ ಹೇಳಿದ್ರು, ನಿನ್ನ ಗಂಡ ಗಣೇಶನ ಮುಕ್ತಾಯ ಮಾಡಿಬಿಟ್ಟಿದ್ದೀವಿ, ಇನ್ನು ನಾನು ನೀವು ನೆಮ್ಮದಿಯಾಗಿರಬಹುದು, ಬಾ ಹೋಗೋಣ. ಈ ಸತ್ಯಗಾಲ ಅಂತ ಇದೆ ಕೊಳ್ಳೆಗಾಲದ ಹತ್ರ, ಇದು 1985 ಕೇಸು ನಾನು ಹೇಳ್ತಾ ಇರೋದು. ನಾನು 84 ಲಾಯರ್ ಆಗಿದ್ದು, 85 ಪ್ರಕರಣ ಇದು ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ. ಅಲ್ಲಿ ಸತ್ಯಗಾಲ ಬ್ರಿಡ್ಜ್ ಹತ್ರಕ್ಕೆ ಅಲ್ಲೊಂದು ದರ್ಗಾ ಇದೆ, ಮುಸ್ಲಿಮ್ಸ್ ಹೋಗುವಂಥ ದರ್ಗಾ. ದರ್ಗಾಕ್ಕೆ ಹೋಗೋಣ, ದುವ ಮಾಡ್ಕೊಂಬರೋಣ, ದುವ ಅಂದರೆ ಆಶೀರ್ವಾದ ಪಡ್ಕೊಂಬರೋಣ ಅಂತ. ಅದಕ್ಕೇನೋ ಬೆಂಗಳೂರಿಂದ ತಿಂಡಿ ಗಿಂಡಿ ಕಟ್ಸ್ಕೊಂಡು ಇವಳನ್ನು ಕೂರಿಸ್ಕೊಂಡ್ರು ಶಾರದಮ್ಮನ್ನ. ಪೀರ್ ಅನ್ನೋನು ರಿಕ್ಷಾ ಓಡಿಸ್ತಾ ಇದ್ದ, ಭಾಷಿತ್ ಅನ್ನೋನು ಹಿಂದ್ಗಡೆ ಸೀಟಲ್ಲಿ, ಅವಳು ಮಗುನೂ ಕರ್ಕೊಂಬಂದಿದ್ರು. ಮಗು ಅಂದರೆ ಯಾವುದೋ ಗಣೇಶನ ಮಗು ಅಲ್ಲ, ಇನ್ನು ಹಿಂದಕ್ಕೆ ಹೋಗಿ ತಿನ್ಬೇಕಾದ್ರೆ ಅವ್ರ ಮಗುನ ಏನೋ ಬಿಡಿ, ಅದ್ರ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು. ಇದಿಷ್ಟು ಆದ್ಮೇಲಿಂದ ಇಲ್ಲಿ ಕರ್ಕೊಬಂದ್ಬಿಟ್ಟು ಸತ್ಯಗಾಲ ಬ್ರಿಡ್ಜಿಂದ ಆ ಮಗುನೂ ತಳ್ಬಿಟ್ರು ಕೆಳಕ್ಕೆ, ತಾಯಿನೂ ತಳ್ಬಿಟ್ರು. ಈ ಮಗು ಹೋಗಿ ಒಂದು ಪೊದೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತು, ತಾಯಿ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟು. ಹೆಂಗೆ ಈ ಮಗು ಯಾರೋ ಅಲ್ಲಿ ಶೌಚಕ್ಕೆ ಬರ್ತಾರಲ್ಲ ಬೆಳಗಿನ ಹೊತ್ತು ಅಂತ ಅವ್ರ ಕೈಗೆ ಸಿಕ್ತು. ಆ ಮಗುನ ಕೇಳಿದ್ರು ಪ್ರಶ್ನೆಗಳು, ಯಾರು ನೀನು, ಅವನು ಇಂಥದ್ದು ಅಂತ ಮಗು ಹೆಸರು ಹೇಳಿ, ನಿಮ್ಮ ಅಪ್ಪನ ಹೆಸರೇನು, ಗಣೇಶ ಅಂತ, ಎಲ್ಲಿದೆಯಾ ನೀನು, ಇಂಥ ಕಡೆ, ನಮ್ಮ ಅಜ್ಜಿ ಮನೆ ಇಂಥ ಕಡೆ. ಗಣೇಶ ನಿಜವಾಗ್ಲೂ ಇವ್ರ ಅಪ್ಪ ಅಲ್ಲ, ನಮ್ಮ ಅಪ್ಪನೇ ಬಂದು ಆ ಮಗು ಇನ್ನೊಂದು ಸೇರಿಸ್ತಾ, ನಮ್ಮಪ್ಪ ನಮ್ಮಮ್ಮನ್ನ ನನ್ನ ಈ ಬ್ರಿಡ್ಜ್ ಮೇಲಿಂದ ಕೆಳಗೆ ತಳ್ಬಿಟ್ಟ ಅಂತ. ಅವರಪ್ಪ ಬಂದೇ ಇಲ್ಲ, ಸತ್ತ ಆಗಿತ್ತು 15 ದಿನ ಆಗಿತ್ತು ಆಗಲೇ ಅವರು, ಅವರಪ್ಪ ಇವನು ಅಂದ್ಬಿಟ್ಟ ಹುಡುಗ ಅಂದ. ಅದನ್ನು ಅಷ್ಟು ರೆಕಾರ್ಡ್ ಮಾಡಿಕೊಂಡು ಈ ಪ್ರಕರಣ ಕೋರ್ಟಿಗೆ ಬಂತು. ಕೋರ್ಟಲ್ಲಿ ಈಗ ನಾನು ಕೇಳ್ತಾ ಇರೋದೇನು, ಈ ಪೀರಣ್ ಭಾಷಿತ್ ಇಬ್ಬರೂ ರಿಮಾಂಡ್ ಮಾಡಬೇಕಾ, ಹೆಚ್ಚುವರಿ ತನಿಖೆಗಾಗಿ ಅವ್ರ ಕಸ್ಟಡಿ ಕೊಡಬೇಕಾ ಪೊಲೀಸ್ನವ್ರ ಕಸ್ಟಡಿಗೆ. ನೋಡಿ ಇವ್ರು ಕೊಟ್ಟಿರೋ ಕೇಸ್ ಡೈರಿ ರೆಕಾರ್ಡ್ಸ್ ಪ್ರಕಾರ ಎಲ್ಲ ಆಯಿತು, ಇವ್ರು ಇವ್ರಿಗೆ ಅನೈತಿಕ ಸಂಬಂಧ ಇತ್ತು, ಇವ್ರು ಬಂದು ಶಾರದಮ್ಮ ಕಂಪ್ಲೇಂಟ್ ಮಾಡ್ತಾ ಇದ್ಲು, ಈ ಗಣೇಶ ತುಂಬ ತಗಾದೆ ಮಾಡ್ತಾನೆ ನಿಮ್ಮ ಜೊತೆ ನಾನು ಓಡಾಡಿದ್ರೆ ಅವನ್ನ ಮುಗಿಸಿ ಅಂತ ಕೇಳ್ಕೊಂಡಿದ್ಲು, ಇದೆಲ್ಲಾನು ಆಯಿತು. ಒಂದಿನ ಇವ್ರು ಕರ್ಕೊಂಡು ಹೋದ್ರು ರಿಕ್ಷಾಲ್ಲಿ, ಅಲ್ಲಿ ಹೋಗಿ ಹೆಂಡ ಕುಡಿಸಿದ್ರು, ಕತ್ತಿಗೆ ಮಫ್ಲರ್ ಹಾಕಿ ಕಟ್ಟಿ ಜೀವ ತೆಗೆದ್ರು, ಆ ಮಫ್ಲರ್ ಬಿಚ್ಚಿಕೊಂಡು ಅವನ್ನ ಅಲ್ಸೂರು ಕೆರೆಯಲ್ಲಿ ತಳ್ಬಿಟ್ರು. ಈಗ ಇನ್ನೇನು ತನಿಖೆ ಮಾಡಬೇಕು, ಇಷ್ಟು ಮಾಹಿತಿ ಸಿಕ್ಕಿದೆಯಲ್ಲ. ಆ ಪೊಲೀಸ್ನವ್ರು ಏನಂದ್ರು ಕೋರ್ಟಲ್ನಲ್ಲಿ, ಆ ಮಫ್ಲರ್ ಅಲ್ಲೆಲ್ಲ ಬಿಸಾಕಿರ್ತಾರಲ್ಲ ಸರ್, ಅದು ರಿಕವರಿ ಮಾಡಬೇಕು ಅಂದ್ರು. ನಕ್ಬಿಟ್ರು ಮ್ಯಾಜಿಸ್ಟ್ರೇಟ್,
ಅಲ್ರಿ.

0: ಕೊಲೆ ಆಗಿ ಒಂದೂವರೆ ತಿಂಗಳ ಮೇಲೆ ಆಗಿದ್ದೆ. ಅವತ್ತೇ ಮಫ್ಲರ್ ಕತ್ತಿಂದ ಬಿಚ್ಚಿಬಿಟ್ರು, ಬಿಚ್ಚಿ ಬಿಸಾಕಿದ್ರು. ಆ ಮಫ್ಲರ್ ಅಲ್ಲೇ ಕೂತ್ಕೊಂಡಿರ್ತದೇನ್ರಿ ಒಂದೂವರೆ ತಿಂಗಳ ಕಾಲ, ನೀವು ಅದನ್ನ ರಿಕವರಿ ಮಾಡಕ್ ಹೋಗ್ಬೇಕೇನ್ರಿ? ನೋ, ರಿಜೆಕ್ಟೆಡ್. ನಿನ್ ತನಿಖೆ ಮುಖಾಂತರ ಏನೇನು ಮಾಹಿತಿ ಪಡಿಬೇಕೋ ಅಷ್ಟು ಮಾಹಿತಿ ಈಗಾಗಲೇ ಪಡೆದಿದ್ದೀಯಾ, ಇನ್ನು ಹೆಚ್ಚುವರಿ ನೀನ್ ಕೂರಿಸ್ಕೊಂಡು ತನಿಖೆ ಮಾಡೋ ಅಗತ್ಯ ಏನೂ ಇಲ್ಲ. ಒಳ್ಳೇ ಇಲ್ಲ, ಪೊಲೀಸ್ನವರು ಕಳಿಸಿ ಜುಡಿಷಿಯಲ್ ಕಸ್ಟಡಿ. ಜುಡಿಷಿಯಲ್ ಅಂದರೆ ಸೆಂಟ್ರಲ್ ಜೈಲಿಗೆ ಕಳಿಸಿ, ಸೆಂಟ್ರಲ್ ಜೈಲಲ್ಲಿ ಅವನಿರ್ತಾನೆ, ನೀವು ದೋಷಾರೋಪಣ ಪತ್ರ ಸಲ್ಲಿಸಿ ತನಿಖೆ ಆಗುತ್ತೆ, ಕೋರ್ಟಲ್ಲಿ ವಿಚಾರಣೆ ಆಗುತ್ತೆ, ಎದುರಿಸ್ತಾನೆ. ಯಾತಕ್ಕೆ ಹೇಳಿದೆ ನಾನು, ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು ನ್ಯಾಯಾಧೀಶರ ಮುಂದೆ ಹಾಜರು ಮಾಡಿದಾಗ ಎರಡು ಆಪ್ಷನ್ ಇದೆ. ಒಂದು, ಪೊಲೀಸ್ ಕಸ್ಟಡಿಗೆ ಫರ್ದರ್ ಕೊಡ್ಬೋದು. ಪೊಲೀಸ್ ಕಸ್ಟಡಿಗಲ್ಲ ಅಂದರೆ ಜುಡಿಷಿಯಲ್ ಕಸ್ಟಡಿ, ಜಡ್ಜ್ ಅವರ ನಿಯಂತ್ರಣದಲ್ಲಿ ಅವರ ಅಧೀನದಲ್ಲಿ ಸೆಂಟ್ರಲ್ ಜೈಲಲ್ಲಿ ಇರ್ತಾನೆ. ಕಳಿಸಿದ್ದಕ್ಕೆ ಎಂಟ್ರಿ ಇರುತ್ತೆ, ಈಚೆ ಕರ್ಕೊಂಬಂದಿದ್ದಕ್ಕೆ ಎಂಟ್ರಿ ಇರುತ್ತೆ, ಅವ್ನಿಗೆ ಊಟ ತಿಂಡಿ ಏನು ಕೊಡ್ತಾ ಇದ್ದಾರೆ, ಯಾರ ಜೊತೆ ಸಂಪರ್ಕ, ಎಲ್ಲ ಮಾಹಿತಿ ರೆಕಾರ್ಡ್ ಆಗಿರುತ್ತೆ. ಅಂದರೆ ಜಡ್ಜೆ ಅವ್ರ ಮನೇಲಿ ಇಟ್ಕೊಂಡು ಇವನ ಮೇಲೆ ಕಾವಲಲ್ಲಿ ನೋಡ್ಕೋತಾ ಇದ್ದಾನೆ ಅನ್ನೋ ಅರ್ಥ ಜುಡಿಷಿಯಲ್ ಕಸ್ಟಡಿ ಅಂತ. ಆರೋಪಿ ಅಂದರೆ ಬಿಟ್ಬಿಡೋದಕ್ಕಲ್ಲ, ಅಥವಾ ಆರೋಪಿ ಅಂದರೆ ಅವ್ನಿಗೆ ಶಿಕ್ಷೆನೂ ಅಲ್ಲ, ಇದು ಅದು ಜುಡಿಷಿಯಲ್ ಕಸ್ಟಡಿ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 PM
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಕೇಳುಗರೆ, ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಸಂವಿಧಾನದ ಹಿನ್ನೆಲೆಯಲ್ಲಿ ಭಾರತೀಯ ಬಂಧನ ಮತ್ತು ಬಂಧನದಿಂದ ಬಿಡುಗಡೆ, ನಾಗರಿಕ ಸುರಕ್ಷಾ ಸಂಹಿತೆಯಡಿಯಲ್ಲಿ ನ್ಯಾಯಾಂಗ ಬಂಧನ ಮತ್ತು ಜಾಮೀನು ಎಂಬ ವಿಷಯದ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾಗಿರುವ ಶ್ರೀಯುತ ಸಿವಿ ಕೇಶವಮೂರ್ತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಕೇಳಿದಿರಿ.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು, ಕೊನೆಯಲ್ಲಿ ಕೇಳುವ

0: ಇರುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ, ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಇನ್ನು ಮುಂದೆ ಕೇಳಿಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 126 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ.
4: ಋತುಚಕ್ರ ತಿರುಗುವುದು
5: ಕಾಲನೆದೆ ಮರುಗುವುದು
4: ಮೃತನ ಮಣ್ಣಿಂದ
5: ಹೊಸ ಹುಲ್ಲು ಮೊಳೆಯುವುದು
4: ಕ್ಷಿತಿ ಗರ್ಭಧರಿಸುವಳು ಮತ್ತೆ ಉದಿಸುವುದು ಜೀವ
5: ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ.
3: ಈ 140 ಮುಕ್ತಕದಲ್ಲಿದ್ದೀವಿ. ಹಿಂದಿನ ಮುಕ್ತಕದಲ್ಲಿ ನಿತ್ಯ ಪರಿವರ್ತನೆಯೇ ಜಗತ್ತಿನ ಸತ್ಯ ಅಂತ ಹೇಳಿದರು.

ಅದನ್ನು ಮುಂದುವರಿಸ್ತಾ ಈಗ ಹೇಗೆ ಆ ಬದಲಾವಣೆಗಳು ನಮಗೆ ಕಾಣಿಸ್ಕೊಳ್ತವೆ ಅನ್ನೋದನ್ನು ಸ್ವಲ್ಪ ವಿವರವಾಗಿ ಹೇಳ್ತಾರೆ. ನಾವು ನಮ್ಮ ಹೊರ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಬೆಳಗ್ಗೆ ಸೂರ್ಯ ಹುಟ್ಟುತ್ತಾನೆ, ಮಧ್ಯಾಹ್ನವಾಗುತ್ತೆ ಸೂರ್ಯ ನಮ್ಮ ನೆತ್ತಿ ಮೇಲೆ ಬಂದಿರ್ತಾನೆ, ಸಂಜೆ ಹೊತ್ತಿಗೆ ಸೂರ್ಯ ಕೆಳಗೆ ಹೋಗ್ತಾನೆ, ಆಗ ಕತ್ತಲೆ ಆವರಿಸುತ್ತೆ, ಮತ್ತೆ ಪುನಃ ಬೆಳಗ್ಗೆ ಸೂರ್ಯನ ಉದಯ, ಅಸ್ತಮಾನ, ಮತ್ತೆ ಕತ್ತಲೆ. ಸೊ ಹೀಗೆ ನಿರಂತರವಾಗಿ ಬೆಳಕು ಮೂಡುತ್ತೆ, ಬೆಳಕು ಕಡಿಮೆಯಾಗುತ್ತೆ, ಆಮೇಲೆ ಕತ್ತಲೆ ಬರುತ್ತೆ, ಕತ್ತಲೆ ಓಡ್ ಹೋಗುತ್ತೆ. ಸೊ ಹೀಗೆ ಈ ಚಕ್ರ ನಿತ್ಯ ನಡೀತಾ ಇದೆ. ನಮ್ಮ ಎಲ್ಲ ದೈನಂದಿನ ಚಟುವಟಿಕೆಗಳನ್ನು ನಾವು ನಿತ್ಯ ಆಗುವಂತಹ ದಿನದ ವ್ಯತ್ಯಾಸಗಳಿಗೆ ಹೊಂದಿಸ್ಕೊಂಡಿದ್ದೀವಿ, ಎಲ್ಲ ಜೀವಿಗಳು ಅಷ್ಟೆ. ಹಾಗೆ ದಿನವನ್ನು ದಾಟಿದರೆ ನಾವು ಮಾಸಕ್ಕೆ ಬರ್ತೀವಿ, ಅಲ್ಲಿಂದ ಋತುಗಳಿಗೆ ಬರ್ತೀವಿ. ಆ ಋತು ಅನ್ನುವಂಥದ್ದು ನಮ್ಮ ಕಣ್ಣಿಗೆ ಕಾಣುವಂತೆ ಪ್ರಕೃತಿಯಲ್ಲಿ ಆಗುವಂಥ ವ್ಯತ್ಯಾಸಗಳನ್ನು ಕಾಣಿಸಿಕೊಳ್ಳುವಂತೆ ತೋರಿಸುವಂತೆ ಮಾಡುವಂತಹ ಒಂದು ಕಾಲಘಟ್ಟ. ಸೊ ನಮ್ಮ ನಿತ್ಯದ ಚಟುವಟಿಕೆಗಳಿಗೆ ನಾವು ದಿನ ರಾತ್ರಿ ಅಂತ ಹೇಗೆ ಅಂದ್ಕೊಳ್ತೀವೋ ಹಾಗೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಆಲೋಚನೆ ಮಾಡುವಾಗ ಗಿಡಗಳೆಲ್ಲ ಹೊಸ ಎಲೆಗಳನ್ನು ಧರಿಸುವಂತಹ ಒಂದು ಋತು ಇರುತ್ತೆ, ಮರಗಳೆಲ್ಲ ಹಣ್ಣು ಕೊಡುವಂಥ ಕೆಲವು ಋತುಗಳು ಇರುತ್ತೆ. ಒಂದು ಕಾಲಘಟ್ಟ, ಒಂದು ವರ್ಷದ ಕಾಲಘಟ್ಟದಲ್ಲಿ ಪ್ರತಿ ವರ್ಷ ಈ ಋತುವಿನಲ್ಲೇ ಮಾವಿನ ಹಣ್ಣು ನಮಗೆ ಸಿಕ್ಕೋದು, ಪ್ರತಿ ವರ್ಷ ಈ ಋತುವಿನಲ್ಲೇ ರಾಗಿ ನಾವು ಕಟಾವು ಮಾಡೋದು. ಸೊ ಹೀಗೆ ಋತು ಚಕ್ರ ಅನ್ನುವಂಥದ್ದು ನಿರಂತರವಾಗಿ ಪ್ರತಿ ವರ್ಷ ಬರ್ತಾನೆ ಇರುತ್ತೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರುಳಿ ಬರುತ್ತಿದೆ ಅಂತಂದರು ಕುವೆಂಪು ಅವರು. ಸೊ ಅದು ಪ್ರತಿ ವರ್ಷ ಬರ್ತಾ ಇರುತ್ತೆ, ಹೋಗುತ್ತೆ, ಎಲ್ಲೋ ಹೊರಟೋಯ್ತಾ ಅಂತಂದರೆ ಅನ್ಕೊಳ್ಳೋಷ್ಟರಲ್ಲಿ ಮತ್ತೆ ನಮಗೆ ಬಂದುಬಿಡುತ್ತೆ. ಸೊ ಹಾಗೆ ಪ್ರಕೃತಿಯಲ್ಲಿ ಆ ನಿರಂತರತೆಯನ್ನು ನಾವು ಹಲವು ಮಟ್ಟಗಳಲ್ಲಿ ಕಾಣ್ತೀವಿ. ಅದನ್ನು ಹೊಂದಿಕೊಂಡು ಅದಕ್ಕೆ ಹೊಂದಿಕೊಂಡು ಎಲ್ಲ ಜೀವಿಗಳು ಕೂಡ ತಮ್ಮ ದಿನಚರ್ಯೆ ತಮ್ಮ ಜೀವನಚರ್ಯೆಯನ್ನು ಹೊಂದಿಸ್ಕೊಂಡಿರ್ತವೆ. ಸೊ ಈಗ ರಾತ್ರಿಯಲ್ಲಿ ನಿದ್ರೆ ಮಾಡುವಂತಹ ಜೀವಿಗಳು ಅನೇಕ ಅಂತಂದರೆ ರಾತ್ರಿಯಲ್ಲೇ ಎದ್ದು ಬೇಟೆಯಾಡಿ ಹೊಟ್ಟೆ ತುಂಬಿಸ್ಕೊಳ್ಳುವಂಥ ಜೀವಿಗಳು ಕೆಲವಿರ್ತವೆ. ಅವು ದಿನದ ಬದಲಾವಣೆಯನ್ನು ತಮಗೆ ಬೇಕಾದಂತೆ ಉಪಯೋಗಿಸ್ಕೊಂಡು ತಮ್ಮ ಜೀವನವನ್ನು ನಡೆಸ್ತವೆ. ಹಾಗೆ ಋತುಚಕ್ರದಲ್ಲೂ ಕೂಡ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಋತುವಿನಲ್ಲಿ ವ್ಯವಸಾಯ ನಡೆಯುತ್ತೆ. ಸೊ ನಮ್ಮಲ್ಲಿ ಮಳೆಗಾಲದಲ್ಲಿ ವ್ಯವಸಾಯ ಮಾಡ್ತೀವಿ ಅಂತಂದಾಗ ನಮ್ಮ ಮಳೆಗಾಲ ವರ್ಷದ ಕೆಲವು ತಿಂಗಳು, ಬೇರೆ ಜಾಗಗಳಲ್ಲಿ ಇದೇ ಮಳೆಗಾಲ ಇದೇ ವರ್ಷದ ಬೇರೆ ತಿಂಗಳಲ್ಲಿ ಬರಬಹುದು, ಅವರು ಅದಕ್ಕೆ ತಕ್ಕಂತೆ ಹೊಂದಿಕೊಂಡಿರ್ತಾರೆ. ಸೊ ಋತು ಚಕ್ರಕ್ಕೆ ಹೊಂದಿಕೊಂಡು ನಮ್ಮ ಜೀವನ ಚಕ್ರವೂ ಕೂಡ ನಡೀತಾ ಇರುತ್ತೆ. ಆದರೆ ಒಂದು ಸತ್ಯ ಏನಪ್ಪ ಅಂತಂದರೆ ಋತು ಚಕ್ರ ತಿರುಗೇ ತಿರುಗುತ್ತೆ ಅಂತ. ಈ ವರ್ಷ ಈ ರೀತಿ ಮಳೆ ಬಂತು ಸಮಯದಲ್ಲಿ ಅಂತಂದರೆ ಮುಂದಿನ ವರ್ಷವೂ ಬರುತ್ತೆ ಅನ್ನೋಂಥ ಭರವಸೆಯಲ್ಲೇ ನಾವು ಮುಂದುವರಿತೀವಿ. ಸೊ ಹೀಗೆ ನಮ್ಮ ಜೀವನವನ್ನು ನಾವು ಕಟ್ಕೊಳ್ತಾ ಹೋಗ್ತೀವಿ. ಆದರೆ ನಮಗೆ ಗೊತ್ತಿರೋಂಥ ಇನ್ನೊಂದು ಸತ್ಯದ ವಿಷಯ ಏನಪ್ಪ ಅಂತಂದರೆ ಹುಟ್ಟು ಸಾವುಗಳು ಒಂದೇ ಪುರುಳಿನ ಎರಡು ದಶೆಗಳು ಅಂತ ಕಳೆದ ಸರ್ತಿನೂ ಹೇಳಿದರು. ಸೊ ನಾವು ಈ ಋತುಚಕ್ರಕ್ಕೆ ಅದಕ್ಕೆ ಇದಕ್ಕೆ ಎಲ್ಲ ಹೊಂದಿಸ್ಕೊಂಡು ನಮ್ಮ ಜೀವನವನ್ನೇನೋ ಕಟ್ಕೊಳ್ತಾ ಬರ್ತೀವಿ ಅಂತಂದರೆ ಒಂದು ಘಟ್ಟ ಬರುತ್ತೆ, ಜೀವನ ಮುಗೀತು, ಇನ್ನೇನು ನೆಕ್ಸ್ಟು ಸಾವು. ಸೊ ನಾವು ಸಾಯ್ತೀವಿ ಅಲ್ವಾ. ಸಾವು ಎಲ್ಲರಿಗೂ ಬಂದೇ ಬರುತ್ತೆ. ಋತುಚಕ್ರ ಹೇಗೆ ತಿರುಗುತ್ತೋ ಹುಟ್ಟಿದವರೆಲ್ಲರಿಗೂ ಸಾವು ಬಂದೇ ಬರುತ್ತೆ. ಸೊ ಆ ಸಾವು ಬಂದಾಗ ನಾವು ಕಾಲ ಅಂತಂದರೆ ಯಮನಿಗೆ ನಾವು ಕಾಲ ಅಂತೀವಿ, ಅಂದರೆ ದಿ ಗಾಡ್ ಆಫ್ ಡೆತ್, ಎಲ್ಲವನ್ನೂ ನಿಯಮಿಸಿ ಎಲ್ಲವನ್ನೂ ನಿಯಂತ್ರಿಸುವಂಥ ಒಂದು ಶಕ್ತಿ ಅದು ಕಾಲ. ಕಾಲ ಯಾರ ಹಂಗೂ ನೋಡಲ್ಲ, ಅವನಿಗೆ ಇಷ್ಟವಾದವರು ಕಷ್ಟ ಕೊಟ್ಟವರು ಅವೆಲ್ಲ ಏನಿಲ್ಲ, ಸಮಯ ಬಂದಾಗ ಎಲ್ಲರನ್ನೂ ಎಳ್ಕೊಂಡು ಹೋಗ್ತಾನೆ ಕಾಲ. ಸೊ ಹಾಗೆ ನಿರ್ದಯಿಯಾಗಿ ಎಲ್ಲರನ್ನೂ ಮುಗಿಸ್ಬಿಡುವಂತಹ ಕಾಲ ಯಾವುದೋ ಒಂದು ಸಂದರ್ಭದಲ್ಲಿ ಬೇಜಾರು ಮಾಡ್ಕೋತಾನಂತೆ, ಕಾಲನ ಎದೆ ಮರುಗುವುದು ಅಂತಾರೆ ಡಿ ವಿ ಜಿಯವರು. ಸೊ ಅಂತಹ ನಿಷ್ಕರುಣಿಯಾದಂತಹ ನಿಷ್ಪಕ್ಷಪಾತಿಯಾದಂತಹ ಕಾಲನ ಎದೆ ಕೂಡ ಮರುಗುತ್ತಂತೆ, ಅಯ್ಯೋ ಪಾಪ ಅನ್ಸುತ್ತಂತೆ. ಸೊ ಅಯ್ಯೋ ಪಾಪ ಅನ್ಸಿದಾಗ ಅವನೇನು ಮಾಡ್ತಾನೆ, ಅಯ್ಯೋ ಇವ್ರನ್ನ ಸಾಯಿಸ್ಬಿಟ್ಟಿದ್ದೀನಲ್ಲ ಅಂಥೇಳಿ ಮರು ಜೀವಕ್ಕೊಂದು ಅವಕಾಶ ಕೊಡ್ತಾನಂತೆ. ಅದು ಹೇಗೆ

ಮೃತನ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು. ಮೃತ ಶರೀರ ನಾವು ನಮ್ಮ ಪದ್ಧತಿ ಪ್ರಕಾರ ಅದನ್ನು ಸುಡ್ತೀವಿ ಅಥವಾ ಹೂಳ್ತೀವಿ, ಏನೋ ಮಾಡ್ತೀವಿ. ಅದನ್ನು ಸುಟ್ಟಂತಹ ನಮ್ಮ ಶರೀರ ದೇಹ ಅದೇನಾಯಿತು, ಬೂದಿಯಾಯಿತು. ಬೂದಿ ಎಲ್ಲಿ ಹೋಯಿತು, ಮಣ್ಣಿನಲ್ಲಿ ಸೇರಿಹೋಯಿತು. ನೇರವಾಗಿ ಹೂಳಲ್ಪಟ್ಟಂತಹ ಮೃತ ಶರೀರ ಅದೇನಾಯಿತು, ಮಣ್ಣಿನಲ್ಲಿ ಮಣ್ಣಾಗಿ ಹೋಯಿತು. ಶರೀರವಾಗಿತ್ತು.

0: ಜರ್ಮನಿ. ಅದನ್ನು ನಾವು ಪೊಟ್ಯಾಶ್ ಅಂತೀವಿ, ನೈಟ್ರೋಜನ್ ಅಂತೀವಿ ಇನ್ನೊಂದು, ಮತ್ತೊಂದು. ಸೊ ನಮ್ಮ ಶರೀರ ಕೂಡ ಅದರಿಂದಲೇ ಮಾಡಲ್ಪಟ್ಟಿರೋದ್ರಿಂದ ಶರೀರ ತಾನೇ ಇಲ್ಲವಾಗಿ ಭೂಮಿ ಆಗೋಯ್ತೀಗ. ಆ ಭೂಮಿಯಲ್ಲಿ ಈ ಸತ್ವಾಂಶಗಳನ್ನು ಹೀರ್ಕೊಂಡು ಯಾವುದೋ ಹುಲ್ಲು ಮುಳಿತಾ ಇದೆ. ಸೊ ಮೃತನ ಶರೀರ ಬೇರೊಂದು ರೂಪವನ್ನು ತಾಳಿ ಈಗ ಹೊಸ ಜೀವಕ್ಕೆ ಒಂದು ಆಸರೆಯಾಯಿತು. ಸೊ ಹೇಗೆ ಋತುಚಕ್ರ, ಬೇಸಿಗೆ ಆದಮೇಲೆ ಒಂದಷ್ಟು ಕಾಲ ದಾಟಿದ್ಮೇಲೆ ಪುನಃ ಬೇಸಿಗೆ ಬರುತ್ತೋ, ಹಾಗೆಯೇ ಜೀವ ಜೀವಿಸಿದ ನಂತರ ಪಂಚಭೂತಗಳಲ್ಲಿ ಲೀನವಾಗಿ ಮತ್ತೆ ಜೀವವಾಗಿಯೇ ಹೊರಗೆ ಬರುತ್ತೆ ಅಂತ. ಸೊ ಹಾಗೆ ಕಾಲ ನಿಷ್ಕರುಣಿಯಾದಂತಹ ಯಮ ನಮಗೆ ಕರುಣೆಯನ್ನು ತೋರಿಸಿದಾನಂತೆ, ಬಾ ನೀನು ಬಾ, ನೀನು ಸೈಕಲ್ ಜಾಯ್ನ್ ಆಗು. ಮತ್ತೆ ಜೀವಿ ಮೃತ, ಜೀವಿ ಮೃತ್ಯು. ಸೊ ಹೀಗೆ ಇದು ನಮ್ಮ ಮುಂದಕ್ಕೆ ಹೋಗ್ತಾ ಹೋಗುತ್ತೆ. ಸೊ ಅದು ಹೇಗಾಗುತ್ತೆ ಅಂತಂದರೆ, ಕ್ಷಿತಿ ಭೂಮಿ ಗರ್ಭ ಧರಿಸ್ತಾಳಂತೆ. ಆ ಗರ್ಭ ಧರಿಸಿ ತನ್ನೆಲ್ಲವನ್ನೂ ಆ ತನ್ನ ಶಿಶುವಿಗೆ ಧಾರೆ ಎಳಿತಾಳೆ. ಈಗ ನಮ್ಮ ದೇಹ ಮೃತ ಶರೀರ ಭೂಮಿಯಲ್ಲಿ ಒಂದಾಯಿತು, ಅಲ್ಲಿರುವಂಥ ಪುಷ್ಟಿ ಅಂಶಗಳನ್ನು ತಾಯಿ ಭೂಮಿ ತನ್ನೊಳಗಡೆ ಎಳ್ಕೊಂಡು ಇನ್ನೊಂದು ಜೀವಕ್ಕೆ ಅದನ್ನು ಆಹಾರವಾಗಿ ಕೊಡ್ತಾ ಬರ್ತಾಳೆ. ಸೊ ಆಗ ಮತ್ತೆ ಉದಿಸುವುದು ಜೀವ. ಎಂಥ ಸುಂದರವಾದಂಥ ಕಲ್ಪನೆ. ಸೊ ನಮಗೆ ಅದಕ್ಕೆ ನಾವು ಭೂಮಿಯನ್ನು ತಾಯಿ ಅಂತ ಗೌರವಿಸಿರೋದು, ಭೂಮಿ ತಾಯಿ ಅಂತ ಹೇಳ್ತೀವಿ ನಾವು ಇದೇ ಕಾರಣಕ್ಕೆ. ಯಾಕೆ ಭೂಮಿ ತಾಯಿ ಎಲ್ಲಕ್ಕೂ ಜೀವವನ್ನು ಕೊಡುವಂತಹ ತಾಯಿ, ಯಾರೋ ಒಬ್ರಿಗೋ ಇಬ್ಬರಿಗೋ ತಾಯಿ ಅಲ್ಲ, ಎಲ್ಲ ತಾಯಂದಿರಿಗೆ ತಾಯಿ ಭೂಮಿ ತಾಯಿ. ಸೊ ಹಾಗೆ ಒಂದು ಚಕ್ರ ನಡೀತಾ ಇದೆ, ಈ ಚಕ್ರ ಮುಂದುವರ್ಕೊಂಡು ಹೋಗ್ತಾ ಇದೆ. ಇದನ್ನು ಕೃಷಿಗೆ ಹೋಲಿಸ್ತಾರೆ ಡಿ ವಿ ಜಿ ಅವರು. ನಾವು ಕೃಷಿಯಲ್ಲಿ ಏನು ಮಾಡ್ತೀವಿ, ಪ್ರತಿ ವರ್ಷ ಸರಿಯಾದ ಕಾಲಕ್ಕೆ ನಾವು ಭೂಮಿಯನ್ನು ಉಳ್ತೀವಿ, ಉತ್ತ ಭೂಮಿಯಲ್ಲಿ ಬೀಜಗಳನ್ನು ನಾವು ಬಿತ್ತನೆ ಮಾಡ್ತೀವಿ. ಅದು ಪೋಷಣೆಗೆ ಬೇಕಾದಂಥ ಎಲ್ಲ ನೀರಾಗ್ಬೋದು, ಗೊಬ್ಬರವಾಗ್ಬೋದು, ಏನೋ ಒಂದು ಅದನ್ನೆಲ್ಲ ಕೊಡ್ತೀವಿ. ಆಮೇಲೆ ಏನು ಮಾಡ್ತೀವಿ, ನಮಗೆ ಬೇಕಾದದ್ದನ್ನು ನಾವು ಅದರಿಂದ ತಗೋತೀವಿ, ಉಳಿದಿದ್ದನ್ನು ಅಲ್ಲೇ ಬಿಡ್ತೀವಿ. ತಿರುಗಿ ಮುಂದಿನ ವರ್ಷ ಅದೇ ಇದನ್ನು ನಾವು ಪ್ರಕ್ರಿಯೆಯನ್ನು ರಿಪೀಟ್ ಮಾಡ್ತೀವಿ. ಸೊ ಈಗಷ್ಟೇ ನಾವು ನೋಡಿದಂತಹ ಈ ಶರೀರ, ಜೀವನ, ಮೃತ್ಯು, ಮತ್ತು ಪಂಚಭೂತದಲ್ಲಿ ಒಂದಾಗುವಂಥದ್ದು, ಮತ್ತು ಇನ್ಯಾವುದೋ ಜೀವವಾಗುವಂಥದ್ದು ಕೂಡ ಕೃಷಿಕರು ಮಾಡುವಂಥ ಕೃಷಿಯ ರೀತಿಯಲ್ಲೇ ನಡೀತಾ ಇರುವಂಥ ಒಂದು ಪ್ರಕ್ರಿಯೆ. ಸೊ ಇಲ್ಲಿ ಹಾಗಾದರೆ ಇದರ ಭೂಮಿ ಯಾವುದಪ್ಪ ಅಂತಂದರೆ, ಪ್ರಕೃತಿಯೇ ಭೂಮಿ. ಮಾಡ್ತಾ ಇರುವಂಥ ರೈತ ಯಾರು ಅಂತಂದರೆ, ಅದು ಆ ಪರಮ ಚೈತನ್ಯ ಪುರುಷ. ಸೊ ಪುರುಷ ಈ ಇದರಲ್ಲಿ ಪ್ರಕೃತಿಯಲ್ಲಿ ಈ ರೀತಿಯ ಕೃಷಿಯನ್ನು ನಡೆಸ್ತಾ ಹೋಗ್ತಾ ಇದ್ದಾನೆ. ಇಲ್ಲಿ ಯಾವುದೂ ಕೂಡ ಮೇಲಲ್ಲ, ಯಾವುದೂ ಕೂಡ ಕೀಳಲ್ಲ. ಯಾಕೆ ಇವಾಗ ಇರೋಂಥ ರೀತಿಯಲ್ಲಿ, ಇವಾಗ ಇರೋಂಥ ಒಂದು ರೂಪದಲ್ಲಿ ಹೆಚ್ಚಿನ ಕಾಲ ಯಾವುದೂ ಇರಲ್ಲ, ರೂಪಾಂತರವಾಗುತ್ತೆ, ಆದರೆ ಯಾವುದೂ ಇಲ್ಲವಾಗಲ್ಲ. ನಾನು ಈ ಶರೀರವಾಗಿ ಇಲ್ಲವಾಗಬಹುದು, ಆದರೆ ನಾನು ನಾನಾಗಿ ಇಲ್ಲವಾಗಲ್ಲ. ಯಾಕೆ ಬೇರೆ ಒಂದು ರೂಪದಲ್ಲಿ ಸದಾಕಾಲ ನಾನು ಮುಂದುವರಿತಾ ಇರ್ತೀನಿ. ಸೊ ಹಾಗೆ ನಾನು ಆ ಸಮಷ್ಟಿಯ ಒಂದು ಅವಿನಾಶಿಯಾದಂಥ ಭಾಗ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಬೇಕು.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 126 ಕುರಿತು ಎಸ್ ವಿ ವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಬೇಡದ ಭಾರಗಳನ್ನು ಕಳೆದುಕೊಳ್ಳೋಣ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಬಾರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಬೇಡದ ಭಾರಗಳನ್ನು ಕಳೆದುಕೊಳ್ಳೋಣ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಎಂದೋ ಒಂದಿನ ನಮ್ಮವರೇ ಮಾಡಿದ ಹವಮಾನ, ನಂಬಿಸಿ ಕೈಕೊಟ್ಟ ಪ್ರಿಯತಮ, ಯಾರೋ ಬೈದ ಬೈಗುಳ, ಯಾರೋ ಕೆಟ್ಟದಾಗಿ

ಈ ನಡೆಸಿಕೊಂಡ ಪ್ರಸಂಗ, ಆತ್ಮೀಯ ಗೆಳೆಯ ಮಾಡಿದ ಮೋಸ, ಸಮಾಜದಲ್ಲಿ ತಲೆ ತಗ್ಗಿಸುವ ಸನ್ನಿವೇಶಗಳು ಎಲ್ಲರ ಜೀವನದಲ್ಲಿ ಬಂದು ಹೋಗಿರಲೇಬೇಕು. ಇದರಲ್ಲಿ ಕೆಲವೊಂದಿಷ್ಟಾದರೂ ಎಲ್ಲರ ಜೀವನದಲ್ಲಿ ನಡೆದಿರುತ್ತವೆ. ಇವು ನಡೆದು ಎಷ್ಟೋ ವರ್ಷಗಳ ನಂತರವೂ ಎಲ್ಲರ ಮುಂದೆ ಹೇಳುತ್ತಾ ತಿರುಗುತ್ತಿರುತ್ತೇವೆ, ಇಲ್ಲವೇ ಆ ಘಟನೆಗಳನ್ನು ನೆನಪಿಸಿಕೊಂಡು ಕೊರಗುತ್ತಿರುತ್ತೇವೆ. ಹಾಗೆ ನೋಡಿದರೆ ಇವೆಲ್ಲ ಬೇಡದ ಭಾರಗಳಲ್ಲವೇ? ಇವುಗಳನ್ನು ಹತ್ತಾರು ಜನರ ಮುಂದೆ ಹೇಳಿದರೇನು? ನೂರಾರು ಸಲ ಮನದಲ್ಲಿ ನೆನೆದು ಮರುಗಿದರೆ ಲಾಭವಿದೆಯೇ? ಇದರಿಂದ ನಮ್ಮ ಮಾನಸಿಕ ಆರೋಗ್ಯ ಹಾಳಾಗಬಹುದೇ ವಿನಃ ಯಾವುದೇ ರೀತಿಯಿಂದ ಲಾಭವಂತೂ ಇಲ್ಲವೇ ಇಲ್ಲ. ಒಂದು ಮನಸ್ಸಿನವರೆಗೆ ಮತ್ತೊಬ್ಬರ ಜೊತೆ ಸೇಡು, ವೈರ, ಸಿಟ್ಟು, ಸೆಡುವುಗಳನ್ನು ಸಾಕಿಕೊಂಡು ಜತನ ಮಾಡಿಕೊಂಡು ಬಂದಿರುತ್ತೇವೆ. ಅವರ ಕಂಡರೆ ಇಲ್ಲವೇ ನಮ್ಮ ಎದುರಿಗೆ ಬಂದರೂ ಸಹಿತ ಮುಖ ತಿರುವಿಕೊಂಡು ಅಸಮಾಧಾನ ವ್ಯಕ್ತಪಡಿಸಿರುತ್ತೇವೆ. ಅವರೇನು ಕಡಿಮೆ ಇರುವುದಿಲ್ಲ, ಅವರು ನಮ್ಮನ್ನು ಕಂಡರೆ ಮುಖ ತಿರುಗಿಸಿ ನಡೆದಿರುತ್ತಾರೆ. ಇದರಿಂದ ಇಬ್ಬರಿಗೂ ಪ್ರಯೋಜನವಿಲ್ಲ. ಆದರೆ ನಮ್ಮಲ್ಲಿರುವ ಅಹಂ ಹಿಂದಿನದೆಲ್ಲವನ್ನು ಮರೆತು ಒಂದಾಗಲು ಬಿಡುವುದೂ ಇಲ್ಲ. ಹೀಗಾಗಿಯೇ ಈ ಜಗಳಗಳು, ಪೊಲೀಸ್ ಸ್ಟೇಷನ್, ಕೋರ್ಟ್ ಅಲೆದಾಟ, ಸಣ್ಣ ಹೊಂದಾಣಿಕೆಯ ಕೊರತೆ, ರಾಜಿಯಾಗಲು ಅಡ್ಡಿ ಬಂದ ಅಹಂಕಾರಕ್ಕೆ ಇಡೀ ಜೀವನದ ನೆಮ್ಮದಿಯನ್ನು ಕಿತ್ತುಕೊಂಡ ಉದಾಹರಣೆಗಳನ್ನು ನಮ್ಮ ಸುತ್ತಲೂ ನೋಡಿರುತ್ತೇವೆ. ಇದರಿಂದ ನಾವು ಎಚ್ಚೆತ್ತುಕೊಂಡು ಮನುಷ್ಯನಿಗೆ ಭಾರವಾದ ಈ ಸಿಟ್ಟು ಸೆಡುವುಗಳನ್ನು ಕಳೆದುಕೊಂಡರೆ ಜೀವನಕ್ಕೆ ನೆಮ್ಮದಿ ಸಿಗುವುದರಲ್ಲಿ ಅನುಮಾನವೇ ಇಲ್ಲ. ಕೆಲವು ಸಂಬಂಧಗಳು ಬಿಸಿ ತುಪ್ಪದಂತೆ ಅನುಭವಿಸಿಕೊಂಡು ಇಲ್ಲವೇ ಸಹಿಸಿಕೊಂಡು ಬದುಕು ನಡೆಸುತ್ತಿರುತ್ತೇವೆ. ನುಂಗಲು ಆಗದೆ ಉಗುಳಲು ಆಗದೆ ಇರುವ ಬಿಸಿ ತುಪ್ಪಕ್ಕಿಂತಲೂ ಭಯಂಕರವಾಗಿರುತ್ತವೆ. ಸಮಾಜಕ್ಕೆ ಹೆದರಿ ಎಲ್ಲವನ್ನು ಸಹಿಸಿಕೊಂಡು ಹೋಗುತ್ತಿರುತ್ತೇವೆ. ಸಹಿಸಿಕೊಂಡಷ್ಟು ಸಂಬಂಧ ಭಾರವಾಗುತ್ತಾ ಸಾಗುತ್ತದೆ. ನಮ್ಮ ವಿರುದ್ಧವೇ ಎಲ್ಲರ ಮುಂದೆ ಏನಾದರೊಂದು ಹೇಳಿಕೊಂಡು ತಿರುಗುತ್ತಿರುತ್ತಾರೆ. ಅವರು ಒಂದಿಷ್ಟು ಸಿಂಪತಿ ಗಳಿಸಿಕೊಳ್ಳಲು ನಮ್ಮನ್ನು ಕಳನಾಯಕರನ್ನಾಗಿ ಮಾಡಿರುತ್ತಾರೆ. ಇಂತಹ ಸಂಬಂಧಗಳನ್ನು ಸಾಧ್ಯವಾದರೆ ಕಳಚಿ ಭಾರವನ್ನು ಹಗುರ ಮಾಡಿಕೊಳ್ಳುವುದು ಒಳ್ಳೆಯದು. ಮತ್ತೊಬ್ಬರನ್ನು ನೋಡಿ ಹುರಿದುಕೊಳ್ಳುವ ಗುಣ ಇಂದು ಹೆಚ್ಚಾಗುತ್ತಿದೆ. ನಮ್ಮವರು ಏನಾದರೂ ಸಾಧನೆ ಮಾಡಿದರೆ ನಮ್ಮ ನೆರೆಹೊರೆಯವರ ಮಕ್ಕಳು, ಸಹೋದ್ಯೋಗಿಗಳ ಮಕ್ಕಳು, ಸಂಬಂಧಿಕರ ಮಕ್ಕಳು ವಿಶೇಷ ಸಾಧನೆಗೈದರೆ ಮುಕ್ತ ಕಂಠದಿಂದ ಶ್ಲಾಘಿಸೋಣ. ಕೊಂಕು ಮಾತನಾಡುವುದನ್ನು ಕಡಿಮೆ ಮಾಡಿಕೊಳ್ಳೋಣ. ಮತ್ತೊಬ್ಬರ ಜೊತೆ ಹೋಲಿಸಿಕೊಂಡು ಕೊರಗವದು, ಇಲ್ಲವೇ ದೇವರು ನಮಗೆ ಅನ್ಯಾಯ ಮಾಡಿದನೆಂದು ಕಣ್ಣೀರು ಹಾಕುವುದನ್ನು ಬಿಡೋಣ. ಸಣ್ಣ ಸಣ್ಣ ವಿಷಯಗಳಿಗೆ ನೆರೆಹೊರೆಯವರ ಜೊತೆ, ಸಂಬಂಧಿಕರಲ್ಲಿ, ಕಚೇರಿಗಳಲ್ಲಿ ಮತ್ತು ಸಮಾಜದಲ್ಲಿ ಕಿರಿಕಿರಿ ಮಾಡಿಕೊಂಡು ಜಗಳಕ್ಕೆ ನಿಲ್ಲುವುದು, ಮನಸ್ತಾಪ ಮಾಡಿಕೊಳ್ಳುವುದನ್ನು ಬಿಡೋಣ. ಇನ್ನೊಂದು ಕೆಟ್ಟ ಗುಣವಾದ ನಾನು ಹೇಳಿದಂತೆ ಆಗಬೇಕು, ನನಗೊಬ್ಬನಿಗೆ ಮಾತ್ರ ಎಲ್ಲವೂ ಗೊತ್ತಿದೆ ಎಂಬುದನ್ನು ಬಿಟ್ಟು ಜೀವನದಲ್ಲಿ ಎಲ್ಲವನ್ನು ಬಲ್ಲವರು ಯಾರಿಲ್ಲ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದು. ನಮ್ಮಲ್ಲಿ ಬೇಡವಾದ ಈ ಮೇಲಿನ ಕೆಟ್ಟ ಗುಣಗಳ ಭಾರವನ್ನು ಕಡಿಮೆ ಮಾಡಿಕೊಂಡರೆ ಜೀವನ ನೆಮ್ಮದಿಯಾಗಿರುತ್ತದೆ. ಪ್ರಿಯ ಕೇಳುಗರೇ, ಕೇಳದಲ್ಲಷ್ಟೊತ್ತು ಬೇಡದ ಭಾರಗಳನ್ನು ಕಳೆದುಕೊಳ್ಳೋಣ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ, ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೆ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಇನ್ನು ಮುಂದೆ ಕೇಳಿಬರೋಣ ಸಂಘರ್ಷದಿಂದ ಸಹಬಾಳ್ವೆಯತ್ತ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಹುಲಿ ಎದುರಾದರೆ ಭಯವಲ್ಲ, ಮುಂಜಾಗ್ರತೆ ಮುಖ್ಯ ಎಂಬ ವಿಷಯದ ಕುರಿತು ಬಂಡೀಪುರ ಅರಣ್ಯ ಸಂರಕ್ಷಕರು ಹಿಮಗಿರಿ ಫೌಂಡೇಶನ್ನ ವ್ಯವಸ್ಥಾಪಕರಾದ ಶ್ರೀಯುತ ರಘುರಾಮ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಎಂದಿನಂತೆ ತಮಗೆಲ್ಲರಿಗೂ ಸಂಘರ್ಷದಿಂದ ಸಹಬಾಳ್ವೆಯತ್ತ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಸರಣಿ ಕಾರ್ಯಕ್ರಮದಲ್ಲಿ ಹುಲಿ ಎದುರಾದರೆ ಭಯವಲ್ಲ, ಮುಂಜಾಗ್ರತೆ ಮುಖ್ಯ ಎಂಬ ವಿಷಯವನ್ನು ಕುರಿತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಬಂಡೀಪುರ ಹಿಮಗಿರಿ ಫೌಂಡೇಶನ್ನ ವ್ಯವಸ್ಥಾಪಕರು ಹಾಗೂ ಅರಣ್ಯ ಸಂರಕ್ಷಕರು ಆದ ಶ್ರೀ ರಘುರಾಮ್ರವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ಮಾನವ ಮತ್ತು ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ ನಿಂಗರಾಜ್ ಅವರೇ, ಮತ್ತೆ ಕೇಳಿದ್ರೆಲ್ಲ ನನ್ನ ನಮಸ್ಕಾರಗಳು.
0: ಸರ್, ಬಹಳ ಖುಷಿ ಆಯ್ತು ಸರ್, ಯಾಕಂದ್ರೆ ತಾವು ಒಬ್ರು ಅರಣ್ಯ ಸಂರಕ್ಷಕರು, ಜೊತೆಗೆ ಈ ಒಂದು ಹುಲಿಯ ಚಲನವಲನಗಳ ಬಗ್ಗೆ ಸಾಕಷ್ಟು ಅನುಭವವನ್ನ ಹೊಂದಿರತಕ್ಕಂಥವ್ರು. ಇದರ ಜೊತೆಗೆ ನಾವು ಕಳೆದ ವರ್ಷಗಳಲ್ಲಿ ಈ ಒಂದು ಮಾನವ ಸಂಘರ್ಷದ ಬಗ್ಗೆ ಹಲವಾರು ಪ್ರಕರಣಗಳು ಮತ್ತು ಘಟನೆಗಳನ್ನು ಕೂಡ ನಾವು ನೋಡಿದ್ವಿ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಾರ್ವಜನಿಕರಿಗೆ ಮತ್ತು ಸಮುದಾಯಕ್ಕೆ ಹೇಗೆ ನಾವು ಮುಂಜಾಗ್ರತೆಯನ್ನು ಈ ಒಂದು ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಒಂದು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದ್ರ ಕುರಿತು ತಾವು ಇವತ್ತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಜೊತೆ ಇರ್ತಕ್ಕಂಥದ್ದು ಬಹಳ ಸಂತೋಷ ಸರ್. ಸರ್, ಮೊದಲನೇದಾಗಿ ಈ ಒಂದು ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಅಂತಂದ್ರೆ ಏನು ಸರ್?
1: ಮಾನವ ವನ್ಯಜೀವಿ ಸಂಘರ್ಷ ಅಂತ ಹೇಳಿದ್ರೆ ನಾವು ಎರಡು ರೀತಿಯಲ್ಲೂ ಯೋಚನೆ ಮಾಡಬಹುದು. ನಾವು ಮನುಷ್ಯರು ಕಾಡೊಳಗೆ ಹೋಗಿ ವನ್ಯಜೀವಿಗಳ ಆವಾಸ ಸ್ಥಾನಗಳಿಗೆ ಮತ್ತೆ ಅವ್ರ ಜೀವನಕ್ಕೆ ತೊಂದರೆ ಕೊಟ್ರೆ ಅದು ಸಂಘರ್ಷನೆ. ಹಾಗೇನೆ ಇನ್ನೊಂದ್ ದಿಕ್ಕಿನಲ್ಲಿ ಯೋಚನೆ ಮಾಡಿದ್ರೆ ನಾವು ವನ್ಯಜೀವಿಗಳು ನಮ್ಮ ಊರೊಳಗೆ ಬಂದು ನಮ್ಮ ಜಮೀನಿಗೆ ಬಂದು ನಮ್ಮ ಆಸ್ತಿ ಪಾಸ್ತಿಗೆ ನಾಶ ಮಾಡೋದು, ಬೆಳೆ ನಾಶ ಮಾಡೋದು, ನಮ್ಗಳಿಗೆ ಮನುಷ್ಯರಿಗೆ ಗಾಯ ಮಾಡುವಂತದ್ದು ಅಥವಾ ಪ್ರಾಣಹಾನಿ ಆಗುವಂತದ್ದು, ಅವೆರಡು

0: ಸಂಘರ್ಷ ಅಂತ ಹೇಳ್ಬೋದು.
1: ಹೌದು ಸರ್, ನಾವು ಇವತ್ತು ಪ್ರಮುಖವಾಗಿ ಈ ಒಂದು ಹುಲಿ ದಾಳಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಈ ಒಂದು ಹುಲಿ ಬಂದಾಗ ಯಾವ ತರ ಮುಂಜಾಗ್ರತೆ ನಾವು ವಹಿಸಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಮಾತನಾಡ್ತೇವೆ ಸರ್. ಮೊದಲನೇದಾಗಿ ಈ ಒಂದು ಅರಣ್ಯ ದಂಚಿನಲ್ಲಿ ಏನಾದರೂ ಹುಲಿ ಕಾಣಿಸಿಕೊಳ್ಳಲು ಪ್ರಮುಖವಾಗಿ ಕಾರಣಗಳಿರ್ಬೋದು ಅಥವಾ ಕಾಡಿನಿಂದ ನಾಡಿಗೆ ಈ ಹುಲಿ ಬರೋದಕ್ಕೆ ಪ್ರಮುಖ ಕಾರಣ ಏನಿರ್ಬೋದು ಸರ್?
0: ಹಲವಾರು ಕಾರಣಗಳಿಂದ ಸರ್ ಹುಲಿಗಳು ಆಚೆ ಬರ್ತವೆ. ಅಂದ್ರೆ ಮುಖ್ಯವಾಗಿ ನಾವು ಯೋಚನೆ ಮಾಡೋದು ಒಂದೇದು, ಅದಕ್ಕೆ ಅದರ ಒಂದು ಆವಾಸ ಸ್ಥಾನ ಏನಿದೆ ನಾವು ಕಾಡು ಅಂತ ಹೇಳ್ತೀವಲ್ವ, ಆ ಕಾಡಿಗೆ ನಾವು ಒತ್ತಡ ಕೊಟ್ಟಾಗ, ಮಾನವರು ಒತ್ತಡ ಕೊಟ್ಟಾಗ ಏನ್ ಮಾಡಬಹುದು, ಅದಕ್ಕೆ ಅರಣ್ಯ ಒತ್ತುವರಿ ಆಗುತ್ತೆ. ಕೆಲವು ಕಡೆ ನೋಡಿದ್ದೀರ, ಎಲ್ಲರೂ ಗೊತ್ತಿರೋ ವಿಚಾರ ಅಂದಾಗ, ಮತ್ತೆ ಮರ ಕಡಿಯುವಂತದ್ದು, ಹೀಗೆ ಬೇರೆ ಬೇರೆ ಕಾರಣಗಳಿಂದ ಒಳಗಡೆ ಹೋಗಿ ಬೇರೆ ಹುಲ್ ತರುವಂತದ್ದು, ಬೇರೆ ನಲ್ಲಿಕಾಯಿ ಅಥವಾ ಬೇರೆ ಬೇರೆ ಪದಾರ್ಥಗಳನ್ನ ಸಂಗ್ರಹ ಮಾಡುವಂತದ್ದು, ಹೀಗೆ ಹಲವಾರು ಕಾರಣಗಳಿಂದ ಹುಲಿ ಕಾಡುಗಳ ಮೇಲೆ ನಾವು ಮನುಷ್ಯರು ಒತ್ತಡ ಆಗ್ತಾ ಇದೀವಿ. ಈ ಒತ್ತಡದಿಂದನೂ ಸಹ ಹುಲಿಗಳು ಆಚೆ ಬರ್ತವೆ. ಎರಡನೇದು ವಯಸ್ಸಾದಂತ ಹುಲಿಗಳು. ವಯಸ್ಸಾದಂತ ಹುಲಿಗಳಿಗೆ ಸುಲಭವಾಗಿ ಆಹಾರ ಬೇಕು. ಅವು ವಯಸ್ಸಲ್ಲಿದ್ದಾಗ ಹೇಗೆ ಓಡಾಡಿ ಬೇಟೆಯಾಡ್ತವೆ ಅಷ್ಟು ಶಕ್ತಿ ಇರಲ್ಲ ಆಗ, ಹಾಗಾಗಿ ಸುಲಭವಾಗಿ ಆಹಾರನ್ನ ಹುಡುಕೊಂಡು ಅವು ಅರಣ್ಯ ದಂಚಿಗೆ ಬರ್ತವೆ. ಮೂರನೇದಾಗಿ ತಾಯಿಯಿಂದ ಬೇರ್ಪಟ್ಟ ಮರಿಗಳು, ಅಂದ್ರೆ ತಾಯಿ ಮರಿಯಾದಾಗ ಹೆಚ್ಚು ಕಡಿಮೆ 2 ವರ್ಷವರೆಗೂ ಅದು ಜೊತೆ ಇಟ್ಕೊಂಡಿರುತ್ತೆ. 2 ವರ್ಷ ಆದ ನಂತರ ಮರಿಗಳು ತಮ್ಮದೇ ಆದ ಕ್ಷೇತ್ರ, ನಾವು ಟೆರಿಟರಿ ಅಂತ ಹೇಳ್ತೀವಿ, ಆ ಟೆರಿಟರಿನ ಉಳ್ಕೊಂಡು ಅದನ್ನ ಗೊತ್ತು ಮಾಡ್ಕೊಳಕೋಸ್ಕರ ಅಲಿತಾ ಇರ್ತವೆ. ಅಂತ ಟೈಮಲ್ಲೂ ನಾವು ಹುಲಿಗಳನ್ನ ಆಚೆ ನೋಡ್ಬೋದು. ಮತ್ತೆ ನಾಲ್ಕನೇದಾಗಿ ಹುಲಿಗಳಿಗೆ ಕಾದಾಟ ಆದಾಗ, ಅದರ ಟೆರಿಟರಿ ವಿಚಾರವಾಗಿ ಅಥವಾ ಬೇರೆ ಬೇರೆ ವಿಚಾರವಾಗಿ ಕಾದಾಟ ಆಗುತ್ತೆ ಹುಲಿಗಳಿಗೆ. ಕಾದಾಟ ಆದಾಗ ಗಾಯಗೊಂಡಂತ ಹುಲಿ ಅಲ್ಲಿ ಉಳಿಯಕ್ ಸಾಧ್ಯನೇ ಇಲ್ಲ, ಅದು ಅರಣ್ಯದಿಂದ ಆಚೆ ಬರಲೇಬೇಕು. ಯಾಕಂತ ಹೇಳಿದ್ರೆ ನಾವು ಅರಣ್ಯದಲ್ಲಿ ಒಂದು ನಿಯಮ ಇದೆ, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ. ಯಾವುದು ಉಳ್ಕೊಳಕ್ಕೆ ತಾಕತ್ ಇರುತ್ತೆ, ಯಾವುದಕ್ಕೆ ಶಕ್ತಿವಂತ ಆಗಿರುತ್ತೆ ಅವು ಮಾತ್ರ ಅಲ್ಲಿ ಉಳಿಯಕ್ ಸಾಧ್ಯ. ಯಾವುದೇ ಗಾಯಗೊಂಡ ಹುಲಿ ಆ ಕ್ಷೇತ್ರನ ಉಳಿಸೋಕ್ ಸಾಧ್ಯ ಇಲ್ಲ ಅಂತ ಆದ್ರೆ ಆ ಕ್ಷೇತ್ರನ ಇನ್ನೊಂದು ಇದಕ್ಕಿಂತ ಶಕ್ತಿವಂತ ಆದ ಹುಲಿಗಳಿಗೆ ಬಿಟ್ಟು ಆಚೆ ಬರ್ಬೇಕು. ಅಂತ ಟೈಮಲ್ಲೂ ಸಹ ಹುಲಿಗಳು ಆಚೆ ಬರ್ತವೆ. ಇಂತ ಒಂದು ಪ್ರಮುಖ ಕಾರಣಗಳಿಂದ ನಾವು ಹುಲಿಗಳನ್ನ ಈಗ ಆಚೆ ನೋಡ್ತಾ ಇದೀವಿ.
1: ಸರ್, ಈಗ ತಾವು ಹೇಳ್ದಂಗೆನೆ, ಈಗ ಒಂದು ವೇಳೆ ಹುಲಿ ಕಾಡಿನಿಂದ ಹೊರಗಡೆ ಬಂತು, ಈ ಒಂದು ಸಂದರ್ಭದಲ್ಲಿ ಹುಲಿ ಕಂಡಾಗ ಭಯ ಪಡುವುದಕ್ಕಿಂತ ಮುಂಚೆ ಸರಿಯಾದ ಒಂದು ಮುನ್ನೆಚ್ಚರಿಕೆಯನ್ನ ಹೇಗೆ ವಹಿಸಬೇಕು, ಜೊತೆಗೆ ಈ ಒಂದು ಹುಲಿ ಚಲನವಲನದ ಪ್ರದೇಶದಲ್ಲಿ ಯಾವ ಒಂದು ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾಗತ್ತೆ ಸರ್?
0: ಭಯ ಪಡೋದ್ರಿಂದ ಈಗ ಹುಲಿ ಒಂದು ಕಾರಣ ಇರಬಹುದು, ಯಾವ್ದೇ ಬೇರೆ ಕಾರಣ ತಗೊಂಡ್ರು ನಾವು ಭಯ ಪಟ್ಟರೆ ಏನಾಗುತ್ತೆ, ನಾವು ಮಾಡೋ ಕೆಲಸ ಆಗೋದೇ ಇಲ್ಲ.
1: ಹೌದು,
0: ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು. ಭಯ ಪಡೋದ್ರಿಂದ ನಾವು ಕೆಲಸ ಮಾಡೋದೇ ಸರಿ ದಿಕ್ಕಿನಲ್ಲಿ ಹೋಗಲ್ಲ. ನಾವು ಮಾಮೂಲಿ ಕೆಲಸಗಳಲ್ಲೇ ಆಗ್ಲಿ ಅಥವಾ ದಿನನಿತ್ಯದ ಕೆಲಸಗಳಲ್ಲೇ ಆಗ್ಲಿ ಭಯ ಪಡೋದ್ರಿಂದ ಕೆಲಸನೇ ಆಗಿರಲಿಲ್ಲ. ಹಾಗಾಗಿ ನಾವು ನಮ್ಮ ಸುರಕ್ಷತೆ ದೃಷ್ಟಿಯಿಂದ ಯೋಚನೆ ಮಾಡಬೇಕಾಗತ್ತೆ, ಅವಾಗ ನಮ್ಮ ತೊಂದರೆಗಳನ್ನ ತಪ್ಪಿಸ್ಕೊಳ್ಬಹುದು. ಏನು ಹುಲಿ ಓಡಾಟ ಇರೋ ಜಾಗಗಳಿಗೆ ಜನರು ಏನ್ ಮಾಡ್ತಾರೆ, ಜಮೀನ್ ಹೋಗ ಜನ ನಾವು ಗೊತ್ತಿದೆ ಎಲ್ಲರಿಗೂ, ನಮ್ಮ ಹಳ್ಳಿಗಳ ಜನಗಳಿಗೆ ಎಲ್ಲರೂ ಮಾಡಂತದ್ದೆ, ಬೆಳಿಗ್ಗೆ ಎದ್ದ ತಕ್ಷಣ 5:30-6 ಗಂಟೆಗೆ ಜಮೀನ್ ಹೋಗ್ತಾರೆ, ಅಥವಾ ಕೆಲಸ ಮುಗಿಸಿ ಸಂಜೆ ಕತ್ಲೆ ಆದ್ಮೇಲೆ ಅಲ್ಲಿಂದ ವಾಪಸ್ ಬರ್ತಾರೆ. ಸ್ವಲ್ಪ ಅದನ್ನ ನಾವು ತಡೆಯೋದು ಒಳ್ಳೇದು ಅಂತ, ಯಾಕಂದ್ರೆ ತೀರಾ ಬೆಳಿಗ್ಗೆ ಅಥವಾ ಕತ್ಲೆ ಆದ ನಂತರ ಅಲ್ಲಿ ಹುಲಿ ಓಡಾಡೋ ಜಾಗದಲ್ಲಿ ನಾವು ಓಡಾಡಿದ್ರೆ ಸ್ವಲ್ಪ ಅಪಾಯ ಜಾಸ್ತಿ. ಹಾಗಾಗಿ ಸ್ವಲ್ಪ ಬಿಸಿಲು ಆದ್ಮೇಲೆ ಅಥವಾ 8-9 ಗಂಟೆ ನಂತರ ಅಥವಾ ಸಂಜೆ ವಾಪಸ್ ಬರ್ಬೇಕಾದ್ರೆ 5 ಗಂಟೆಗೆ ವಾಪಸ್ ಬರೋ ತರ ಮಾಡ್ಕೊಂಡ್ರೆ ನಾವು ಸೇಫ್ ಆಗಿರ್ತೀವಿ. ಮತ್ತೆ ಏನು ಬೆಳೆ ಕಾಯಕ್ ಹೋಗ್ಲೇಬೇಕು, ನಾವು ಬೆಳೆ ರಕ್ಷಣೆ ಮಾಡ್ಕೊಳ್ಲೇಬೇಕು ಅಂತ ಕೆಲವರು ಬೆಳೆ ಕಾಯ್ತಾರೆ, ನೈಟ್ ಎಲ್ಲ ಕಾಯ್ತಾರೆ, ನಾನು ನೋಡಿದೀನಿ. ಬೆಳಗ್ಗೆ ಪಾಪ ಕಷ್ಟಪಟ್ಟು ಬೆಳೆ ಉಳಿಸ್ಕೊಳ್ಬೇಕು ಅಂತ ಹೇಳಿ ಬೆಳಗ್ಗೆ 4-5 ಗಂಟೆವರೆಗೂ ಜಮೀನಲ್ಲಿ ಎಚ್ಚರಾಗಿದ್ದು ಹಂದಿಗಳು ಆನೆ ಬರ್ದಿರಂಗ್ ನೋಡ್ಕೋತಾರೆ.
1: ಹೌದು,
0: ಅಂತೇವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ತಾವು ಉಳ್ಕೊಳ್ಳೋ ಜಾಗದಲ್ಲಿ ಸ್ವಲ್ಪ ಬೆಳಕು ಮಾಡ್ಕೋಬೇಕು, ಲೈಟ್ ಹಾಕೊಳ್ಳೋದಲ್ಲ ಆಗ್ಲಿ ಅಥವಾ ಬೆಂಕಿ ಹಾಕೊಳ್ಳೋದಾಗ್ಲಿ ಅದ್ ಮಾಡ್ಬೇಕು. ಜಮೀನ್ಗೆ ಹೋಗ್ಬೇಕಾದ್ರೆ ನೈಟ್ ನಾವು ಊಟ ಮಾಡ್ಕೊಂಡು ಹೋಗ್ತೀವಿ ಸರ್ ಜಮೀನ್ಗೆ, ಹೆಂಗ್ ಸರ್ ಹೋಗೋದು, ಅದು ಬೆಳಿಗ್ಗೆ ನಾವು 5 ಗಂಟೆಗೆ ಹೋಗಿ ಅಂತ ಹೇಳ್ತೀರಾ ಸಂಜೆ, 5 ಗಂಟೆಗೆ ಹೋದ್ರೆ ನಾವು ಊಟ ಮಾಡ್ಕೊಂಡು ಹೋಗಕ್ಕಾಗತ್ತೆ ಅಂತ ಪ್ರಶ್ನೆ ಬರ್ಬಹುದು. ಅಂತ ಟೈಮಲ್ಲಿ ಯಾರು ಒಬ್ಬರೇ ಹೋಗ್ಬೇಡಿ ದಯವಿಟ್ಟು, ಸ್ವಲ್ಪ ಜನ ಒಂದು 5-6 ಜನ ಜೊತೆಲಿ ಹೋಗಿ, ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಹೋಗಿ ಅಥವಾ ಮೊಬೈಲ್ ಅಲ್ಲಿ ಹಾಡ್ ಹಾಕೊಂಡು ಹೋಗಿ. ಆತರ ಮಾಡಿದಾಗ ಏನಾಗುತ್ತೆ, ಹುಲಿಗಳಿಗೆ ಅಥವಾ ಬೇರೆ ಪ್ರಾಣಿಗಳಿಗೆ ಓ ಜನ ಜಾಸ್ತಿ ಇದಾರೆ ಅಂತ ಹೇಳಿ ಒಂಥರ ಏನೋ ಒಂದು ಶಬ್ದ ಬರ್ತಾ ಇದೆ, ಆ ಕಡೆ ಹೋಗೋದು ನಾವು ಸರಿಯಲ್ಲ ಅಂತ ಹೇಳಿ ಅವು ದೂರ ಹೋಗೋ ಸಾಧ್ಯತೆ ಇರ್ತದೆ.
1: ಹೌದು ಸರಿ, ಇದ್ರ ಜೊತೆಗೆ ತಾವು ಹೇಳ್ದಂಗೆ ಈಗ ಒಬ್ಬರೇ ಕಾಡತ್ರ ಹೋಗೋದು ಅಥವಾ ಅರಣ್ಯ ದಂಚಿಗೆ ಹೋಗೋದ್ರಿಂದ ಏನೇನ್ ಸಮಸ್ಯೆ

0: ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರು. ಇದ್ರ ಜೊತೆಗೆ ಈಗ ಜಾನುವಾರುಗಳನ್ನ ಮೇಯಿಸಲು ಅಥವಾ ಆ ಜಾನುವಾರುಗಳನ್ನ ಕರ್ತ್ಕೊಂಡು ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ಏನೇನು ಒಂದು ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ ಸರ್?
1: ಸರ್, ನಾನು ನೋಡಿದಾಗ ಈಗ ನಾನು ಅರಣ್ಯ ಸಂರಕ್ಷಣೆ ವಿಚಾರಕ್ಕೆ ಬಂದು ಸುಮಾರು 25-26 ವರ್ಷ ಆಯ್ತು. ಅಲ್ಲಿಂದ ತುಂಬಾ ಜನಕ್ಕೆ ಜೊತೆ ಮಾತಾಡ್ತೀನಿ ನಾನು. ಇಡೀ ಬಂಡೀಪುರ ಅರಣ್ಯದ ಅಂಚಿನಲ್ಲಿ ಇಷ್ಟು ಗ್ರಾಮಗಳಿದೆ, ಅಷ್ಟು ಗ್ರಾಮಗಳಿಗೂ ಭೇಟಿ ಕೊಡ್ತೀನಿ ನಾನು. ಅವಾಗ ಏನಾಗುತ್ತೆ, ತುಂಬಾ ಜನ ನಮ್ಮ ಇದೆ ಆನೆ ಕಂದಕ ಇದೆಯಲ್ಲ, ಆನೆ ಕಂದಕ ಪಕ್ಕದಲ್ಲೇ ದನ ಮೇಯಿಸ್ತಾ ಇರ್ತಾರೆ. ಅದು ಒಳ್ಳೇದಲ್ಲ, ಯಾಕಂದ್ರೆ ಆ ಅಂಚಿಗೆ ತುಂಬಾ ಜನ ಕಡಿಮೆ ಹೋಗೋದು. ನಾವು ದನ ಮೇಯಿಸಕ್ ಹೋದಾಗ ಏನಾಗುತ್ತೆ, ಅವಾಗಲೇ ಹೇಳ್ದಂಗೆ ಬೇರೆ ಬೇರೆ ಕಾರಣಗಳಿಂದ ಹುಲಿ ಆಚೆ ಬಂದಿರಬಹುದು. ಆ ಸಂದರ್ಭಗಳಲ್ಲಿ ನಮ್ಮ ಜಾನುವಾರುಗಳ ಮೇಲೆ ಅಥವಾ ನಮ್ಮ ಮೇಲೆ ದಾಳಿ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಾಡಂಚಿನ ಆದಷ್ಟು ಕಾಡಂಚಿನಲ್ಲಿ ದನ ಮೇಯಿಸಕ್ಕೆ ಅಥವಾ ನಮ್ಮ ಜಾನುವಾರುಗಳನ್ನು ಮೇಯಿಸಕ್ ಹೋಗ್ಬೇಡಿ ದಯವಿಟ್ಟು. ಬೇರೆ ಜಾಗನೇ ಇಲ್ಲ, ನಾವು ಕಾಡಂಚಲೇ ಮೇಯಿಸ್ಬೇಕು. ಬೇರೆ ನಮ್ಮ ಜಮೀನುಗಳಿಗೆ ಬಿಟ್ರೆ ಜನ ನಮ್ಮ ಜಮೀನು ಬಿಡ್ಬೇಡಿ ಅಂತ ಬೈತಾರೆ. ಅಂತ ಸಂದರ್ಭದಲ್ಲಿ ಹೋಗಿ ಜಾನುವಾರುಗಳನ್ನ ಬಿಟ್ಟು ನೀವು ಸುರಕ್ಷಿತವಾಗಿ ಜಾಗದಲ್ಲಿ ಕೂತ್ಕೊಳ್ಳಿ. ನೆರಳಿದೆ ಅಂತೇಳಿ ಪೊದೆಯೊಳಗೆ ಕೂತ್ಕೊಳ್ಳೋದು, ಯಾವ್ದೋ ಮರ ಕೆಳಗಡೆ ಕೆಳಗೆ ಕೂತ್ಕೊಳ್ಳೋದು, ಆತರ ಮಾಡಿದ್ರೆ ಏನಾಗುತ್ತೆ, ನಮ್ಮ ಹುಲಿ ಯಾವ್ದಾದ್ರು ಈಚೆ ಬಂದಿದ್ರೆ ಅದೇನಾಗುತ್ತೆ, ನಮ್ಮ ಮನುಷ್ಯ ಅಂತ ಗುರುತಿಡಿಯಲ್ಲ, ಯಾವ್ದೋ ಪ್ರಾಣಿ ಇದೆ ಅಂತ ಗೊತ್ತಾಗುತ್ತೆ ಅಷ್ಟೇ. ಅದಕ್ಕೆ ನಮ್ಮ ಮೇಲೆ ಬೈ ಮೇಲೆ ಬೀಳ್ಬಹುದು.
0: ಖಂಡಿತ.
1: ಇನ್ನೊಂದ್ ವಿಚಾರ ಮುಖ್ಯವಾಗಿ ನಮ್ಮ ರೈತರು ಮಾಡ್ತಾ ಇರೋದು, ತುಂಬಾ ಕಡೆ ಕೇಳಿದೀನಿ ನಾನು, ಅವರ ಹಸು ಕರು ಅಥವಾ ಆಡು ಕುರಿ ನೀಡಿದಾಗ ಬಿಡಿಸಕ್ ಹೋಗ್ತಾರೆ. ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಬಿಡಿಸಕ್ ಹೋಗ್ಬೇಡಿ. ಬಿಡಿಸಕ್ ಹೋದಾಗ ಅದು ಜಾನುವಾರನ್ನ ಅಥವಾ ಆಹಾರ ಅಂತ ತಗೊಳಕ್ಕೆ ಬರ್ತದು. ನಮ್ಮ ಜಾನುವಾರು, ನಾವು ಅದ್ರ ಮೇಲೆ ಡಿಪೆಂಡ್ ಆಗಿದ್ವಿ, ಅದನ್ನ ಹಾಲು ಮಾರ್ಕೊಂಡು ನಾವು ಬದುಕ್ತಾ ಇದೀವಿ ಅಂತ ಅದು ಗೊತ್ತಿಲ್ಲ. ಅದನ್ನ ಹಿಡಿದಾಗ ಅದಕ್ಕೆ ಅದರ ಆಹಾರನ ಕಿತ್ಕೊಳಕ್ ಬರ್ತಾ ಇದಾರೆ ಅಂತ ಹೇಳಿ ನಮ್ಮ ಮೈ ಮೇಲೆ ಬಿಡೋ ಸಾಧ್ಯತೆ ಇಲ್ಲ. ಹಾಗಾಗಿ ಜಾನುವಾರುಗಳನ್ನ ಹಿಡಿದಾಗ ಏನೋ ಒಂದಷ್ಟು ಪರಿಹಾರ ಬರ್ಬೋದು, ಅದಕ್ಕೆ ಅದ್ರ ಬೆಲೆ ನಿಮಗೆ ಸಿಗದೇ ಇರ್ಬೋದು. ಆದ್ರೆ ದಯವಿಟ್ಟು ಬಿಡಿಸಕ್ ಹೋಗ್ಬೇಡಿ, ಬಿಡಿಸೋದ್ರಿಂದ ನಮ್ಮ ಜೀವಕ್ಕೆ ಅಪಾಯ ನಾವೇ ಮಾಡ್ತೀವಿ. ಹಾಗಾಗಿ ದಯವಿಟ್ಟು ಜಾನುವಾರುಗಳನ್ನು ಬಿಡಿಸಕ್ ಹೋಗ್ಬೇಡಿ, ಅದನ್ನ ಅರಣ್ಯ ಇಲಾಖೆ ತಿಳಿಸಿ ಪರಿಹಾರ ತಗೊಳ್ಳಿ. ಅಷ್ಟು ದಯವಿಟ್ಟು ಮಾಡೋದು ಒಳ್ಳೇದು ಸರ್.
0: ಸರ್, ಈಗ ತಾವು ಮಾತನಾಡ್ತಾ ಕೂಡ ಹೇಳ್ತಾ ಇದ್ರಿ, ಈಗ ಹುಲಿ ಕಂಡಾಗ ಬಹಳ ಮುಂಜಾಗ್ರತೆ ವಹಿಸ್ಬೇಕು ಅಂತ. ಈಗ ಒಂದು ವೇಳೆ ಹುಲಿ ಕಾಣಿಸ್ಕೊಂಡ್ರೆ ಏನ್ ಮಾಡ್ಬೇಕು, ಜೊತೆಗೆ ಏನ್ ಮಾಡಬಾರ್ದು ಸರ್?
1: ಹುಲಿ ಇದೆ ಅಂತ ಗೊತ್ತಾದ್ಮೇಲೆ ಇಮ್ಮಿಡಿಯೇಟ್ ಅರಣ್ಯ ಇಲಾಖೆಗೆ ಮಾಹಿತಿ ತಿಳಿಸಿ, ಇಮ್ಮಿಡಿಯೇಟ್ ಫೋನ್ ಮಾಡಿ, ಒಂದು ಫೋನ್ ಮಾಡಿ ಇಂಥ ಜಾಗದಲ್ಲಿ ಇದೆ ಸರ್, ನಾನು ನೋಡಿದೀನಿ ಅಂತ ಹೇಳಿ ವಿಚಾರ ತಿಳಿಸಿ. ಎಲ್ಲಿ ಯಾವಾಗ ತಿಳಿಸ್ಬೇಕು ಅಲ್ಲಿ ಮುಂದೆ ನಿಂತ ತಿಳಿಸ್ಬೇಡಿ ದಯವಿಟ್ಟು. ನೀವು ಸುರಕ್ಷಿತವಾಗಿ ಜಾಗಕ್ಕೆ ಬನ್ನಿ, ಹುಲಿ ಯಾರು ನೋಡಿದಿರಾ ಅವರು, ನೀವು ನಿಮ್ಮ ಸುರಕ್ಷತೆಯನ್ನು ಕಾಪಾಡ್ಕೊಳ್ಳಿ ಫಸ್ಟ್. ಸುರಕ್ಷಿತವಾಗಿ ಜಾಗಕ್ಕೆ ಬಂದು ಆಮೇಲೆ ಅರಣ್ಯ ಇಲಾಖೆಗೆ ಫೋನ್ ಮಾಡಿ. ಫೋನ್ ಮಾಡಿ ಮತ್ತೆ ಎರಡನೇದು ನಿಮ್ಮ ಊರಿನ ಜನಗಳಿಗೆ ವಿಚಾರ ತಿಳಿಸಿ, ಆ ಭಾಗಕ್ಕೆ ನೀವು ಹೋಗ್ಬೇಡಿ ಅಥವಾ ಈಗಾಗಲೇ ಹೋಗಿರೋರು ವಾಪಸ್ ಬನ್ನಿ ಅಂತ. ಇನ್ನೂ ಒಂದು ಮುಂದೆ ಒಂದೇ ಜನ ಮುಂದೆ ಹೋದ್ರೆ ಅಲ್ಲಿ ಇದಿರ್ತಾರೆ, ಏನೋ ಸಾರ್ ಅವ್ರು ಇರ್ತಾರೆ, ಟಮಟಾ ಮೋಡಿ ಇರ್ತಾರೆ, ಎಲ್ಲಾ ಪ್ರತಿ ಹಳ್ಳಿನಲ್ಲೂ ಇರ್ತಾರೆ, ಪಂಚಾಯತಿಯಿಂದ ಇರ್ಬೋದು ಅಥವಾ ಹಳ್ಳಿನಲ್ಲಿ ಅವರ ಏನಾದ್ರೂ ಇದಿದ್ರೆ ಸಾರು ಅಂತ ಒಂದ್ ಒಬ್ರು ಜನ ಇಟ್ಕೊಂಡಿರ್ತಾರೆ
0: ಅವ್ರು
1: ತಮಟೆ ಹೊಡ್ಕೊಂಡು. ಅವ್ರಿಗೆ ಒಂದ್ ಮಾತು ಹೇಳಿ ಊರಲ್ಲಿ ಸಾರಿಸಿದ್ರೆ ಒಳ್ಳೇದು, ಯಾರು ಆ ಕಡೆ ಹೋಗ್ಬಾರ್ದು ಅಂತ ಹೇಳಿ ವಿಚಾರನ ಇಡೀ ಊರಿಗೆ ತಿಳಿಸಿದ್ರೆ ಒಂದಷ್ಟು ಜನ ಸೇಫ್ ಆಗ್ಬಹುದು. ಮತ್ತೆ ಏನ್ ಮಾಡ್ಬಾರ್ದು ಅಂತ ಹೇಳಿದ್ರೆ, ಹುಲಿ ನಾವು ನೋಡಿದಾಗ ಮುಖ್ಯವಾಗಿ ನೋಡಕ್ ಹೋಗ್ಲೇಬಾರ್ದು, ನೋಡಿದಾಗ ನೋಡಕ್ ಹೋಗ್ಲೇಬಾರ್ದು, ವಿಚಾರ ತಿಳಿಸ್ಮೇಲೆ ಆ ಕಡೆ ಹೋಗದೆ ಇರೋದೇ ಒಳ್ಳೇದು. ಕೆಲವರು ಈಗೆಲ್ಲ ನಾವು ಫೋಟೋ ತೆಗಿತೀವಿ, ರೀಲ್ಸ್ ಮಾಡ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿವಿ ಅಂತ ಹೇಳಿ ಅದನ್ನ ಹುಲಿನ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಫೋಟೋ ತೆಗಿಯಕ್ಕೆ ಮಾತ್ರ ದಯವಿಟ್ಟು ಹೋಗ್ಲೇಬೇಡಿ, ಅದ್ರ ಮುಂದೆ ಗುಂಪು ಕಟ್ಕೊಂಡು ನಿಂತ್ಕೋಬಾರ್ದು, ಗಲಾಟೆ ಮಾಡಬಾರ್ದು, ಆ ಹುಲಿಗೆ ಕಲ್ಲು ಹೊಡೆಯೋದು, ಶಿಳ್ಳೆ ಹಾಕೋದು, ಕೇಕ್ ಹಾಕೋದು, ಗಲಾಟೆ ಮಾಡೋದು ಆತರ ಎಲ್ಲ ದಯವಿಟ್ಟು ಮಾಡ್ಕೊಂಡ್ರೆ ಮಾಡಿದ್ರೆ ಅದಕ್ಕೂ ತೊಂದರೆ ಆಗಿ ನಿಮ್ಮ ಮೈ ಮೇಲೆ ಬೆಳೆಯ ಸಾಧ್ಯತೆ ಬೇಕಾದಷ್ಟು. ಹಾಗಾಗಿ ಹುಲಿ ಕಾಣಿಸ್ಕೊಂಡಾಗ ನಿಮ್ಮ ಸುರಕ್ಷತೆ ಬಹಳ ಮುಖ್ಯ. ಹಾಗಾಗಿ ಸುರಕ್ಷಿತವಾಗಿರಿ ದೂರದಲ್ಲಿ, ಅರಣ್ಯ ಇಲಾಖೆ ತಿಳಿಸಿ, ನೀವು ಮನೆಯಲ್ಲಿರಿ ಆರಾಮಾಗಿ, ಅರಣ್ಯ ಇಲಾಖೆಯವರು ಅವ್ರ ಕೆಲಸ ಅವ್ರು ಮಾಡ್ತಾರೆ.
0: ಸರಿ, ಒಂದ್ ವೇಳೆ ಹುಲಿ ದಾಳಿಯ ಸಾಧ್ಯತೆಯನ್ನ ಸೂಚಿಸ್ತಕ್ಕಂತ ಒಂದು ಗುರುತುಗಳನ್ನ ನಾವು ಹೇಗೆ ಪತ್ತೆ ಹಚ್ಚಬಹುದು ಅಥವಾ ಯಾವ ತರ ಗುರುತಿಸಬಹುದು ಸರ್?
1: ಸರ್, ಕೆಲವರು ಹಳ್ಳಿಯವ್ರು ಫೋನ್ ಮಾಡ್ತಾರೆ, ನನಗೂ ಫೋನ್ ಮಾಡ್ತಾರೆ, ಅರಣ್ಯ ಇಲಾಖೆಯಿಂದ ಕೆಲವು ವಿಚಾರ ತಿಳ್ಕೊಂಡಿದ್ದೀನಿ ಸರ್, ಯಾವ್ದೋ ಹುಲಿನೋ ಚಿರತೆನೋ ನಡ್ಕೊಂಡು ಹೋಗಿದೆ ಸರ್ ಇಲ್ಲಿ ನಮ್ಮ ಜಮೀನಲ್ಲಿ. ನಾವು ಹೋಗಿ ನೋಡಿದಾಗ ಅದು ರಾತ್ರಿನೋ ಅಥವಾ ಯಾವಾಗ್ಲೋ ನಡೆದಿರೋ ಗುರುತಿರುತ್ತದೆ, ಅವಾಗ ಅದ್ರ ಸುತ್ತಮುತ್ತ ಇರಬಹುದು. ನಾವು ಇದೆ ಅಂತ ಖಂಡಿತವಾಗಿ 100% ಇಲ್ಲಿದೆ ಅಂತ ಹೇಳಲಿಲ್ಲ. ಆ ಜಮೀನ್ ಮೂಲಕ ಎಲ್ಲೋ ಬೇರೆ ಕಡೆ ಹೋಗಿರ್ಬಹುದು, ಅಥವಾ ಅದು ಉಳ್ಕೊಳ್ಳೋ ತರ ಜಾಗ ಇದ್ರೆ, ತುಂಬಾ ಪೊದೆಗಳು ಬೆಳ್ಕೊಂಡು ಅದಕ್ಕೆ ಆಹಾರ ಸಿಗುವಂತ ಜಾಗ ಆದ್ರೆ ಉಳಿದಿರಬಹುದು. ಅಂತ ಸಂದರ್ಭದಲ್ಲಿ ನಾವು ಅದನ್ನ ಗ್ಯಾರಂಟಿ ಮಾಡ್ಕೊಳ್ಳೋವರೆಗೆ ಹುಲಿ ಇದೆ ಇಲ್ಲ ಅಂತ ಗ್ಯಾರಂಟಿ ಮಾಡ್ಕೊಳ್ಳೋವರೆಗೆ ಆ ಜಾಗಕ್ಕೆ ಹೋಗ್ಬೇಕು.

0: ಮತ್ತೆ ಇನ್ನೊಂದು ವಿಚಾರ, ಅದು ಬೇಟೆ ಜೊತೆ ಇದ್ದಾಗ ಕೆಲವರು ನೋಡಿದೀನಿ ಬೇಟೆ ಅದು ದಾನ ಇಡಿದಾಗ ಬಿಡಿಸಕಂತೂ ಹೋಗ್ಲೇಬೇಡಿ, ಅದು ತೀರಾ ಅಪಾಯ. ಅದು ಮತ್ತೆ ಹುಲಿ ತನ್ನ ಮರಿಗಳ ಜೊತೆ ಇದ್ದಾಗಲೂ ಸಹ ತುಂಬಾ ಜಾಗೃತವಾಗಿರುತ್ತೆ, ಅದು ಹತ್ತಿರಕ್ಕೆ ಯಾವುದೇ ಪ್ರಾಣಿನಾಗ್ಲಿ ಯಾವುದೇ ಮನುಷ್ಯನಾಗ್ಲಿ ಇನ್ನೊಂದು ಹುಲಿನಾಗ್ಲಿ ಬಿಟ್ಕೊಡೋದಿಲ್ಲ. ಅದು ಹುಲಿ ಆಗಿದ್ರು ಇನ್ನೊಂದು ಹುಲಿ ತನ್ನ ಮರಿ ಹತ್ರ ಬಂದ್ರೆ ಬಿಟ್ಕೊಡೋದಿಲ್ಲ. ಅಂತ ಸಂದರ್ಭಗಳಲ್ಲಿ ನಮ್ಗೆ ಅಪಾಯ ಜಾಸ್ತಿ. ಹಾಗಾಗಿ ಅಂತ ಗುರುತುಗಳು ಸಿಕ್ಕಿದಾಗ ನಮ್ಗೆ ಇಲ್ಲಿ ಮರಿ ಇದೆ ಅಂತ ಗೊತ್ತಾಗುತ್ತೆ. ಈಗ ನಮ್ಮ ನುಗುನಲ್ಲಿ ಆಯ್ತು,
1: ಹೌದು
0: ಈ ಹೋದ ವರ್ಷ ನುಗುನಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಮರಿ ಇತ್ತು, ಅವ್ರು ನೋಡಕ್ ಹೋದ್ರು ಆಮೇಲೆ ದಾಳಿ ಆಯ್ತು, ಪ್ರಾಣಹಾನಿ ಆಯ್ತು. ಅಂತ ಸಂದರ್ಭದಲ್ಲಿ ದಯವಿಟ್ಟು ಮರಿ ನೋಡ್ತೀವಿ ಏನೋ ಇದೆ ಏನಾದ್ರು ಇರ್ಲಿ, ಈಗ ನಮ್ಮ ಸಂಬಂಧಪಟ್ಟಿದ್ದಲ್ಲ ಅದು. ಹಾಗಾಗಿ ಆ ಕಡೆ ಅಷ್ಟು ಒಂದು ನಮ್ಗೆ ಸೂಚನೆಗಳು ಸಿಕ್ಕಿದಾಗ ಆ ಕಡೆಗೆ ಹೋಗದಿರೋದು ಒಳ್ಳೇದು.
1: ಸರಿ, ಇದ್ರ ಜೊತೆಗೆ ಈಗ ಅರಣ್ಯ ಇಲಾಖೆಯವರು ಕೆಲವೊಂದು ಎಚ್ಚರಿಕೆಗಳು ಮತ್ತು ಸೂಚನೆಗಳನ್ನ ಕೂಡ ನೀಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಹುಲಿ ಇರ್ಬೋದು ಅಥವಾ ಹಾನಿಗಳಿರ್ಬೋದು, ಅಂದ್ರೆ ಈ ತರ ವನ್ಯಜೀವಿಗಳು ಏನಾದ್ರು ಕಾಡಿನಿಂದ ನಾಡಿನತ್ತ ಬಂದಾಗ ಕೆಲವೊಂದು ಸೂಚನೆಗಳನ್ನ ತಿಳಿಸ್ತಾ ಇರ್ತಾರೆ. ಸೊ ಇವುಗಳನ್ನ ಪಾಲಿಸತಕ್ಕಂತ ಮಹತ್ವ ಇರ್ಬೋದು, ಸಾರ್ವಜನಿಕರು ಮತ್ತು ಸಮುದಾಯದವರು ಹೇಗೆ ಈ ತರ ಒಂದು ಸೂಚನೆಗಳನ್ನ ಪಾಲಿಸಬೇಕು, ಇದರಿಂದ ಆಗ್ತಕ್ಕಂತ ಒಂದು ಪ್ರಮುಖವಾದ ಒಂದು ಕೆಲಸ ಇರ್ಬೋದು ಅಥವಾ ಇದರಿಂದ ಏನೇನು ಅನುಕೂಲ ಆಗುತ್ತೆ ಸರ್?
0: ಅರಣ್ಯ ಇಲಾಖೆಯವರು ಸರ್ಕಾರ ನೇಮಿಸಿರುವಂತ ಅದು ವನ್ಯಜೀವಿಗಳನ್ನ ಸಂರಕ್ಷಣೆಗೋಸ್ಕರ ಕೆಲಸ ಮಾಡುತ್ತೆ. ಹುಲಿ ಬಂದಾಗಿರ್ಬೋದು ಅಥವಾ ಚಿರತೆ ಬಂದಾಗಿರ್ಬೋದು, ಆನೆ ತಮ್ಮ ಜಮೀನಿಗೆ ಬಂದಾಗಿರ್ಬೋದು, ಅವರು ಅದನ್ನ ವಾಪಸ್ಸು ಅರಣ್ಯಕ್ಕೆ ಅಥವಾ ಅದನ್ನ ಹಿಡಿದು ಬೇರೆ ಕಡೆಗೆ ಸಾಗಿಸಕ್ಕೆ ಅವ್ರ ಕೆಲಸ ಅವ್ರು ಮಾಡ್ತಾರೆ.
1: ಹೌದು,
0: ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಅರಣ್ಯ ಇಲಾಖೆಯವರು ಸೂಚನೆ ಕೊಡುವಂತದ್ದು ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರಲಿ ಅಂತ ಒಂದು ಮುಖ್ಯ ಉದ್ದೇಶ. ಈಗ ಅರಣ್ಯ ಇಲಾಖೆಯಲ್ಲಿ ಇದಾರೆ, ಅವಾಗೇನೋ ಅಪಾಯ ಆಗುತ್ತೆ, ಅವ್ರಿಗೂ ಅಪಾಯ ಆಗಿದ್ದಿದೆ ನಾವು ಉದಾಹರಣೆ ನೋಡ್ಬೋದು. ಅವ್ರಿಗೆ ಸರ್ಕಾರದಿಂದ ಅವ್ರಿಗೆ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಪರಿಹಾರ ಇರ್ಬೋದು ಏನೋ ಒಂದು ಬರುತ್ತೆ, ಅವ್ರ ಕರ್ತವ್ಯ ಕೂಡ ಅದು.
1: ಹೌದು,
0: ಆದ್ರೆ ಸಾರ್ವಜನಿಕ ನಾವೇನ್ ಮಾಡ್ಬೇಕು, ನಮ್ಮ ಸುರಕ್ಷತೆ ನೋಡ್ಬೇಕಷ್ಟೇ.
1: ಖಂಡಿತ,
0: ಹಾಗಾಗಿ ಅವರ ಸೂಚನೆಗಳನ್ನ ಪಾಲಿಸೋದು ಒಳ್ಳೆಯದು. ನಮ್ಗೆ ತೊಂದರೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಏನು ಹೇಳೋದಿಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರಲಿ ಅನ್ನೋ ಒಂದೇ ಉದ್ದೇಶದಿಂದಾನೆ ಅವ್ರು
1: ಹೇಳ್ತಾರೆ.
0: ಅದರಿಂದ ನಮ್ಮ ಜೀವಕ್ಕೆ ತೊಂದರೆ ಆಗ್ಬೋದು ಅಥವಾ ನಮ್ಮ ಇಡೀ ನಮ್ಮ ಜೀವನ ಕತ್ಲಲ್ಲಿ ಕಳಿಬೇಕಾಗ್ಬೋದು. ಕೆಲವು ಉದಾಹರಣೆ ಹೋದ ವರ್ಷನೇ ಆಯ್ತು, ಆತರ ಆಗದೆ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾರೆ. ಅದಕ್ಕೆ ಅರಣ್ಯ ಇಲಾಖೆ ಸೂಚನೆಗಳನ್ನ ಪಾಲಿಸೋದು, ಕಟ್ಟಿಟ್ಟಾಗಿ ಪಾಲಿಸೋದು ಒಳ್ಳೆ.
1: ಸರಿ, ಇದ್ರ ಜೊತೆಗೆ ಈಗ ನಾವು ವನ್ಯಜೀವಿ ಮತ್ತು ಮಾನವ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಮುಖವಾಗಿ ಕುಟುಂಬದವರು ಕೂಡ ಕೆಲವೊಂದು ಸುರಕ್ಷತೆ ಕ್ರಮಗಳನ್ನು ಕೈಗೊಳ್ಬೇಕಾಗ್ತದೆ, ಅದರಲ್ಲೂ ಪ್ರಮುಖವಾಗಿ ಮಕ್ಕಳು ಮತ್ತು ಒಂದು ವೃದ್ಧರ ಸುರಕ್ಷತೆಗಾಗಿ ಈ ಒಂದು ಕುಟುಂಬದವರು ತೆಗೆದುಕೊಳ್ಬೇಕಾದಂತಹ ಒಂದು ಪ್ರಮುಖ ಕ್ರಮಗಳ ಬಗ್ಗೆ ತಾವು ತಿಳಿಸಬಹುದು ಸರ್?
0: ಖಂಡಿತ ಸರ್, ಖಂಡಿತ. ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ನಾನು ಸುಮಾರು ಸಲ ಕಾಡಂಚಿನಲ್ಲಿ ಓಡಾಡಬೇಕಾದ್ರೆ ಸಣ್ಣ ಸಣ್ಣ ಮಕ್ಕಳ ಓಡಾಡ್ತಿದ್ವಿ.
1: ಹೌದು,
0: ಮುಖ್ಯವಾಗಿ ರಜೆ ಟೈಮ್ ಅಲ್ಲಿ, ದಸರಾ ರಜೆ ಇರ್ಬೋದು ಬೇಸಿಗೆ ರಜೆ ಇರ್ಬೋದು, ಅಂತ ಟೈಮಲ್ಲಿ ಮಕ್ಕಳೆಲ್ಲ ಓಡಾಡ್ತಿರ್ತವೆ. ನಾನು ಕೇಳೋದು ಎಲ್ಲಪ್ಪ ಹೋಗ್ತಿದ್ಯಾ, ನಮ್ ಜೀವಿ ಹೋಗ್ತಾ ಇದೀನಿ. ಒಬ್ಬನೇ ಸಣ್ಣ ಮಗು, ಏನು ಒಂದು 5 ವರ್ಷ 5ನೇ ಕ್ಲಾಸ್ ಇರ್ಬೋದು 10ನೇ ಕ್ಲಾಸ್ ಇರ್ಬೋದು ಅಷ್ಟೇ. ಅವಾಗ ಹೇಳಿದ್ರು ಒಬ್ಬನೇ ಓಡಾಡಪ್ಪ ನೀನು, ಈ ತರ ತೊಂದರೆ ಆಗಿರೋದು ಇಲ್ಲಿ ಮನೆ ಜೊತೆ ಓಡಾಡು ಅಂತ ಹೇಳಿ ಕಳಿಸಿದ್ರು. ಹಾಗಾಗಿ ಮಕ್ಕಳು ಮತ್ತೆ ವಯಸ್ಸಾಗಿರೋರು ಕಾಡಂಚಿಗೆ ದನ ಮೇಸಕ್ ಬಿಡ್ಬೇಡಿ.
1: ಹೌದು,
0: ನನ್ನ ಮೆಸಕ್ಕೆ ಪಾಪ ವಯಸ್ಸಾಗಿರುತ್ತೆ, ಒಂದ್ ಸೇತ್ರ ಇಟ್ಕೊಂಡು ಕೂತಿರ್ತಾರೆ ಒಂದ್ ಕಡೆ.
1: ಹೌದು,
0: ಅಂತ ಸಂದರ್ಭದಲ್ಲಿ ಪಾಪ ಅವ್ರಿಗೆ ಏನು ಗೊತ್ತಾಗೋದಿಲ್ಲ, ಕೆಲವ್ರಿಗೆ ಕಣ್ಣೆ ಕಾಣೋದಿಲ್ಲ, ಕೆಲವ್ರು ಕಿವಿ ಕೇಳೋದಿಲ್ಲ, ಹೂಗೋದ್ರು ಕೇಳೋದಿಲ್ಲ, ಅಂತವ್ರು ದನ ಮೆಸಕ್ ಬರ್ತಾರೆ. ದಯವಿಟ್ಟು ಎಲ್ಲರಲ್ಲೂ ನಾನು ಕೈ ಮುಗಿದು ಕೇಳ್ಕೊತೀನಿ, ಮಕ್ಕಳನ್ನ ಮತ್ತೆ ವೃದ್ಧರನ್ನ ದನ ಬಯಸೋದಕ್ಕೆ ಕಾಡಂಚಿಗೆ ಮಾತ್ರ ಕಳಿಸ್ತಾರೆ. ಮತ್ತೆ ಕತ್ಲೆ ಆದ್ಮೇಲೆ ಮಕ್ಕಳಿಗೆ ಕಳಿಸ್ತಾರೆ, ಅಂಗಡಿಗೆ ಹೋಗಿ ಬಂದ್ಬಿಡು, ಅಲ್ಲೋಗ್ ಬಾ ಇಲ್ಲೋಗ್ ಬಾ ಅಂತ. ಕಾಡಂಚಿನ ಗ್ರಾಮಗಳಲ್ಲಿ ಕತ್ಲೆ ಆದ ನಂತರ ಏನ್ ಪರಿಸ್ಥಿತಿ ಇದೆ ಅಂತ ಹೇಳಿ ನಾವು ಊಹಿಸಕ್ಕೆ ತುಂಬಾ ಕಷ್ಟ. ಯಾವ ಪ್ರಾಣಿ ಎಲ್ಲಿ ಬರುತ್ತೆ, ಯಾವಾಗ ಬರುತ್ತೆ, ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಕತ್ಲೆ ಆದ ನಂತರ ಮಕ್ಕಳು, ವಯಸ್ಸಾಗಿರೋರು, ಇವನ್ ವಯಸ್ಸಾಗಿರೋ ಅಂತ ನಾವು ಚೆನ್ನಾಗಿ ವಯಸ್ಸಿದೆ ಸರ್, ನಮ್ಗೆ ಶಕ್ತಿ ಇದೆ ಅಂತೇಳಿ ನಾವು ಓಡಾಡಕ್ಕೆ ಹುಲಿ ಮುಂದೆ ನಾವೇನು ಅಲ್ಲ. ಹಾಗಾಗಿ ಕತ್ಲೆ ಆದ ನಂತರ ಓಡಾಡೋದನ್ನ ಕಡಿಮೆ ಮಾಡಿ, ಇಲ್ಲ ಹೋಗ್ಲೇಬೇಕು. ನಾವು ಎಲ್ಲ ನಮ್ಗೆ ಏನು ಆರೋಗ್ಯ ಸಮಸ್ಯೆ ಆಯ್ತು ಅವಾಗ ಏನ್ ಮಾಡುವ, ಆಸ್ಪತ್ರೆಗೆ ಹೋಗ್ಬೇಕು.
1: ಖಂಡಿತ,
0: ಹಾಗೆ ಸುರಕ್ಷಿತವಾಗಿರುವಂತ ವಾಹನದಲ್ಲಿ ನಡ್ಕೊಳ್ಳುವಂತದ್ದು ಅಥವಾ ಬೈಕ್ ಹೋಗುವಂತದ್ದು ಈಗೆಲ್ಲ ಇದೆ. 108 ಹೊಡೆದ್ರೆ ಆಂಬುಲೆನ್ಸ್ ಬರುತ್ತದೆ.
1: ಹೌದು,
0: ಆಂಬುಲೆನ್ಸ್ ಅನ್ನ ಒಂದು ಫೋನ್ ಮಾಡಿದ್ರೆ ನಿಮ್ ಮನೆ ಮುಂದೆ ಬರ್ತದೆ ಆಂಬುಲೆನ್ಸ್. ಆಂಬುಲೆನ್ಸ್ ಅಲ್ಲಿ ನಿಮ್ಮ ಆರೋಗ್ಯನ ವಿಚಾರಿಸ್ಕೊಳ್ಳಿ, ಹುಷಾರಾಗಿರಿ, ಆತರ ಹೇಳ್ಬೋದು ಸರ್.
1: ಸರ್, ಈಗ ತಾವು ಮೊದಲೇ ಕೂಡ ಮಾತನಾಡ್ತಾ ಇದ್ರೆ, ಈಗ ಒಂದು ವೇಳೆ ಈಗ ಕಾಡಿನ ಪ್ರಾಣಿಗಳು ಏನಾದರೂ ನಾಡಿನತ್ತ ಬಂದಾಗ ಮೊದಲನೇದಾಗಿ ಈಗ ಹುಲಿ ಇರ್ಬೋದು, ಆನೆ ಇರ್ಬೋದು, ಚಿರತೆಗಳಿರ್ಬೋದು, ಸೊ ಈ ತರದ

0: ಪ್ರಾಣಿಗಳನ್ನ ನಾವು ಕಂಡಾಗ ತಕ್ಷಣ ಯಾರಿಗೆ ಮಾಹಿತಿಯನ್ನ ನೀಡಬೇಕು ಸರ್?
1: ಮೊದ್ಲೇ ಗೊತ್ತಾದ ತಕ್ಷಣ ಅರಣ್ಯ ಇಲಾಖೆಗೆ ವಿಷಯ ತಿಳಿಸಿದೆ. ಒಂದು ಫೋನ್ ಮಾಡೋದು ಸಾಕು, ಅವ್ರು ಸ್ವಲ್ಪ ಏನೋ ಅವರ ಸ್ಟಾಫ್ ನ ಒಂದುಗೂಡಿಸಿ ಬರೋದು ಸ್ವಲ್ಪ ಲೇಟ್.
0: ಹೌದು,
1: ಈಗ ಸ್ಟಾಫ್ ಅವರ ಸಿಬ್ಬಂದಿಗಳು ಒಂದ್ ಕಡೆ ಇರೋದಿಲ್ಲ, ಅಥವಾ ಕಾರ್ ಒಳಗಡೆ ಗಸ್ತಿರ್ಬೇಕು ಎಲ್ಲ ಹೋಗಿರ್ತಾರೆ. ಹುಲಿ ಅಂದ ತಕ್ಷಣ ಒಬ್ಬರೇ ಬಂದು ಅದನ್ನ ನಾವು ನಿಭಾಯಿಸೋದು ಬಾರಿ ಕಷ್ಟ.
0: ಹೌದು,
1: ನೀವು ರೇಂಜ್ ಆಫೀಸರ್ಗೆ ಹೇಳಿರ್ತೀರಿ, ರೇಂಜ್ ಆಫೀಸರ್ ಒಬ್ಬ ಬಂದು ನಿಂತ್ಕೊಂಡು ಏನು ಮಾಡಕ್ಕಾಗಲಿಲ್ಲ. ಅದಕ್ಕೆ ಸಿಬ್ಬಂದಿ ಬೇಕೇ ಬೇಕು. ಈಗೆಲ್ಲ ನಮ್ಗೆ ಟೆಕ್ನಾಲಜಿನೂ ಬಳಸ್ತಾ ಇದಾರೆ ಅರಣ್ಯ ಇಲಾಖೆಯವರು, ಡ್ರೋನ್ ಆಗ್ಲಿ, ಡ್ರೋನ್ ಬಳಸ್ತಾರೆ. ಎಲ್ಲಿ ಮತ್ತೆ ಕತ್ಲೆ ಆದ ನಂತರ ಥರ್ಮಲ್ ಡ್ರೋನ್ ಇದೆ, ಥರ್ಮಲ್ ಡ್ರೋನ್ ಅನ್ನು ನೋಡಿದಾಗ ಹುಲಿ ಇರಬೇಕಾಗಿ ಅಥವಾ ಓಡಾಟ ಎಲ್ಲ ಗೊತ್ತಾಗುತ್ತೆ. ಹಾಗಾಗಿ ಮೊದಲನೇದು ಅರಣ್ಯ ಇಲಾಖೆಗೆ ವಿಷಯ ತಿಳಿಸೋದು, ಮತ್ತೆ ಆಗ್ಲೇ ಹೇಳದಂಗೆ ಗ್ರಾಮದವರಿಗೆ ಒಂದು ಎಲ್ಲ ವಿಚಾರ ತಿಳಿಸಿ ಟಾಮ್ಟಾ ಮಾಡಿಸ್ಬಿಟ್ರೆ ಗ್ರಾಮಕ್ಕೆ ಸುರಕ್ಷಿತ ಎಲ್ಲಾ ಜನದ್ದು ಮ್ಯಾಕ್ಸಿಮಮ್ ನಾವು ಕಾಪಾಡಬಹುದು. ಏನೋ ಈಗಿನ ಹುಡುಗರು ಇದಾರೆ, ಅದಕ್ಕೆಲ್ಲ ಸ್ವಲ್ಪ ಫೋಟೋದಾಗೆ ಹುಚ್ಚುಗಳಿದೆ, ಕೆಲವು ಗೀರ್ಗಳಿದೆ, ಅಂತವ್ರನ್ನ ಅವ್ರ ಮನೆಯವರು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೇದು. ಯಾಕಂದ್ರೆ ನಾವು ಹುಲಿ ಅಂದಾಗ ನೋಡ್ಬೇಕು ಅನ್ಸುತ್ತೆ ಎಲ್ಲರಿಗೂ ಅಷ್ಟೇನೆ.
0: ಹೌದು ಸರ್, ಹೌದು.
1: ಎಷ್ಟು ಸಲ ನೋಡಿದ್ರು ಸಾಕು ಅನ್ಸೋದಿಲ್ಲ ಹುಲಿ ನೋಡ್ತಾ ಇದ್ರೆ. ಆದ್ರೆ ಆ ಒಂದು ಮನಸ್ಥಿತಿನಲ್ಲಿ ನಮ್ಮ ಜೀವಕ್ಕೆ ತೊಂದರೆ ಮಾಡ್ಕೊಳ್ಳೋದು ಸರಿ ಅಲ್ಲ.
0: ಹೌದು,
1: ಹಾಗಾಗಿ ಹುಲಿ ಕಾಣ ತಕ್ಷಣ ನಾವು ಸುರಕ್ಷಿತವಾಗಿ ಇದ್ಕೊಂಡು ಕೆಲಸ ಮಾಡೋರು ಅರಣ್ಯ ಇಲಾಖೆಯವರು ಅವ್ರಿಗೆ ಒಂದು ಸಹಕಾರ ಕೊಟ್ರೆ ಅವರು ಕೆಲಸ ಮಾಡ್ತಾರೆ.
0: ಸಾಮಾನ್ಯವಾಗಿ ಕೆಲವೊಂದು ಸಂದರ್ಭದಲ್ಲಿ ಅಥವಾ ಕೆಲವೊಂದು ಸಮಯದಲ್ಲಿ ಈಗ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ವದಂತಿಗಳಿರ್ಬೋದು, ಭಯ ಮತ್ತು ಸೊ ಈ ತರದ ಒಂದು ಮಾಹಿತಿಯನ್ನ ನಾವು ನೋಡ್ತಾ ಇರ್ತೀವಿ. ಸೊ ಇದು ಎಷ್ಟು ಸತ್ಯ ಅಥವಾ ಎಷ್ಟು ಸುಳ್ಳು ಅಂತಕ್ಕಂಥದ್ದನ್ನು ಕೂಡ ಕೆಲವು ಸಂದರ್ಭದಲ್ಲಿ ಜನಗಳು ನಂಬಲ್ಲ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಈ ತರ ಒಂದು ವದಂತಿ ಅಥವಾ ಭಯ, ಈ ತರ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬರ್ತಕ್ಕಂತ ಒಂದು ತಪ್ಪು ಮಾಹಿತಿಗಳಿಂದ ಯಾವ ತರ ನಾವು ದೂರ ಇರ್ಬೋದು, ಹೇಗೆ ಇದ್ರ ಬಗ್ಗೆ ನಾವು ಖಚಿತತೆಯನ್ನ ಪಡ್ಕೊಳ್ಬಹುದು ಸರ್?
1: ಈಗ ಸಾಮಾಜಿಕ ಜಾಲತಾಣ ಈಗ ಸಣ್ಣ ಮಕ್ಕಳು ಬಳಸಂಗ ಆಗ್ತಿದೆ ಸರ್.
0: ಹೌದು,
1: ಸಣ್ಣ ಮಕ್ಕಳು ಮಾಡೋದು ನಮಗೆ ಗೊತ್ತಿಲ್ಲ ಬಿಡಿ, ಅಷ್ಟೊಂದು ಫಾಸ್ಟ್ ಆಗಿದ್ದಾರೆ ಮಕ್ಕಳು ಈಗ, ಮತ್ತೆ ಅಷ್ಟೇ ಕೈಗೆಟುಕೋ ತರ ಇದೆ ಆಗ್ಬಿಟ್ಟಿದೆ ಈಗ ಅದು.
0: ಖಂಡಿತ ಸರ್,
1: ಸಾಮಾಜಿಕ ಜಾಲತಾಣ ಅಂದ್ರೆ ಈಗಾಗಿದ್ದು ಇನ್ನೊಂದ್ ಎರಡು ಸೆಕೆಂಡ್ ಅಲ್ಲಿ ಎರಡು ನಮ್ಮ ಕೈಗೆ ಸಿಗ್ತದೆ,
0: ಹೌದು,
1: ಅಷ್ಟು ಫಾಸ್ಟ್ ಆಗುತ್ತೆ. ಆದ್ರೆ ಅದು ನಿಜನ ಸುಳ್ಳ ನಾವು ಯೋಚನೆ ಮಾಡ್ತೇವೆ, ಬಂದಿದ್ದೆಲ್ಲ ನಿಜ. ಕೆಲವು ಫೋಟೋಗಳು ವಿಡಿಯೋಗಳೆಲ್ಲ ಬಂದ್ವು, ಹೆಡಿಯಲ್ಲ ರಸ್ತೆ ಒಳಗಡೆನೆ ಹುಲಿ ಹೋಗ್ತಾರೆ ಅಲ್ವಾ, ಕೆಲ ಎಲ್ಲ ನೋಡಿದ್ದಾರೆ ಅದನ್ನ.
0: ಖಂಡಿತ ಸರ್, ಹೌದು ಹೌದು,
1: ಅದು ಆ ತರ ವಿಚಾರಗಳು ಸುಮಾರು ಜಾಗತ್ತಲ್ಲಿ ಹರಿದಾಡ್ತಾ ಇದೆ, ಅದು ಖಂಡಿತ ನಿಜ. ಅಂತ ವಿಚಾರಗಳನ್ನು ನಾವು ಯೋಚನೆ ಮಾಡಿ ವಿಚಾರ ತಿಳ್ಕೊಂಡು ನಿಜಾನ ಸುಳ್ಳ ಅಂತ ಹೇಳಿ ಅದ್ರ ಮಾಹಿತಿ ಪಡ್ಕೊಂಡು ನಾವು ಅದಕ್ಕೆ ಸೂಕ್ತ ನಿರ್ಧಾರ ತಗೊಳ್ಳೋದು ಒಳ್ಳೇದು. ಕೆಲವರು ಹೇಳ್ತಾರೆ ಇಲ್ಲ ಇಲ್ಲಿ ಹುಲಿ ಬಂದ್ಬಿಟ್ಟಿದಂತೆ, ಅವ್ರ ಜಮೀನಲ್ಲಿ ಹುಲಿ ಬಂದ್ಬಿಟ್ಟಿದಂತೆ, ಅವನ್ಗೆ ಹೊಡಿತಂತೆ, ಇವನು ಸಾಯಿಸ್ತಂತೆ, ಅಂತೆ ಕಂತೆಗಳ ಮಾತುಗಳನ್ನ ನಂಬೇಡಿ.
0: ಹೌದು,
1: ಆಗಿದ್ರೆ ಆಗಿರ್ತದೆ ಖಂಡಿತ, ಅದು ಅದನ್ನ ಮುಚ್ಚಿಡಕ್ ಸಾಧ್ಯನೇ ಇಲ್ಲ.
0: ಖಂಡಿತ ಸರ್, ಹೌದು,
1: ಯಾವ್ದೋ ಗಾಯ ಆಗಿರೋ ವಿಚಾರಗಳನ್ನ ಮುಚ್ಚಿಡಕ್ ಎಲ್ಲಿ ಸಾಧ್ಯ ಸರ್ ಅಲ್ವಾ. ಹಾಗಾಗಿ ಆದಾಗ ವಿಚಾರ ಗೊತ್ತಾಗತ್ತೆ. ಆದ್ರೆ ವದಂತಿಗಳು ಅಂತೆ ಕಂತೆಗಳಿಗೆ ಕಿವಿಗೊಳ್ಬೇಡಿ, ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಮೊದಲು ನಾವು ಎಷ್ಟು ಸುರಕ್ಷಿತವಾಗಿದ್ದೀವಿ ಮತ್ತೆ ನಮ್ಮ ಜನಗಳನ್ನ ಎಷ್ಟು ಸುರಕ್ಷಿತವಾಗಿ ಕಾಪಾಡ್ತೀವಿ ಆ ಕಡೆ ಗಮನ ಕೊಟ್ಟರೆ ಒಳ್ಳೇದು.
0: ಹೌದು,
1: ಬೇರೆ ಕೆಲಸ ಆದ್ರೂ ಪಡಂತ ಆಗುತ್ತೆ.
0: ಖಂಡಿತ ಸರ್, ಹೌದು,
1: ಅಷ್ಟು ಮಾಡೋದು ಸರ್. ದಯವಿಟ್ಟು ಅದಕ್ಕೆ ವದಂತಿಗಳಿಗೆ ಕಿವಿ ಕೊಟ್ಟು ಭಯ ಪಟ್ಟುಕೊಂಡು ಏನೂ ಕೆಲಸ ಮಾಡಕ್ ಹೋಗ್ಬೇಡಿ
0: ಸರ್. ಹಾಗೆ ಈ ಮಾನವನ ಸುರಕ್ಷತೆ ಮತ್ತು ಈ ಒಂದು ವನ್ಯಜೀವಿ ಸಂರಕ್ಷಣೆ ಇವೆರಡನ್ನು ಹೇಗೆ ನಾವು ಸಮತೋಲನವಾಗಿ ಮಾಡಬಹುದು ಅಥವಾ ಯಾವ ತರ ಸಮತೋಲನಗೊಳಿಸಬಹುದು ಸರ್?
1: ಸರ್, ವನ್ಯಜೀವಿ ಸಂರಕ್ಷಣೆ ಅಂತ ಹೇಳಿದ್ರೆ ನಾವು ಮನುಷ್ಯ ಏನಿದ್ದೀವಿ, ವನ್ಯಜೀವಿಗಳು ಮತ್ತೆ ಅರಣ್ಯಗಳ ವಿಚಾರಕ್ಕೆ ನಾವು ಹೋಗದೆ ಇದ್ರೆ, ಅದ್ರ ವಿಚಾರವಾಗಿ ನಾವು ಹಸ್ತಕ್ಷೇಪ ಮಾಡದೇ ಇದ್ರೆ ಸಂರಕ್ಷಣೆ ಅದಾಗಿದೆ, ಅದೇ ಆಗುತ್ತೆ. ನಾವೇನು ಮಾಡ್ಬೇಕಾಗಿಲ್ಲ ಅದಕ್ಕೆ. ವನ್ಯಜೀವಿಗಳಿಗೆ ಅರಣ್ಯಕ್ಕೆ ಅದು ಬದುಕೋದಕ್ಕೆ ಅದಕ್ಕೆ ದಾರಿ ಬಿತ್ತು. ನಾವು ಹೋಗಿ ಅದಕ್ಕೆ ಮರಗಳಿಗೆ ನೀರ್ ಹಾಕ್ಬೇಕಾ ಅಥವಾ ಹುಲಿ ಚಿರತೆಗಳಿಗೆ ಊಟ ಕೊಡ್ಬೇಕಾ? ಏನು ಮಾಡ್ಬೇಕಾಗಿಲ್ಲ. ನಾವು ಅದಕ್ಕೆ ಅದಕ್ಕೆ ಆವಾಸ ಸ್ಥಳಗಳಿಗೆ ಅಥವಾ ಅದಕ್ಕೆ ತೊಂದರೆ ಕೊಡದೆ ಇದ್ರೆ ಅದೇ ಸಂರಕ್ಷಣೆ ಆಗುತ್ತೆ. ಏನು ಮನುಷ್ಯ ಇಲ್ಲದೆ ಇದ್ರು ಪ್ರಾಣಿಗಳು ಬದುಕೋದು ಗೊತ್ತು.
0: ಹೌದು,
1: ಆದ್ರೆ ಒಂದು ಹುಲಿ ಇಲ್ಲ ಅಂತ ಹೇಳಿದ್ರೆ ನಾವು ಬದುಕೋದು ಕಷ್ಟ.
0: ಖಂಡಿತ.
1: ಹಾಗಾಗಿ ಸಂರಕ್ಷಣೆ ವಿಚಾರದಲ್ಲಿ ಬಂದಾಗ ನಾವು ವನ್ಯಜೀವಿಗಳ ವಿಚಾರಕ್ಕೆ ಮೂಗು ತೋರಿಸೋದೇ ಇರೋದು ಒಳ್ಳೆಯದು. ಮತ್ತೆ ಇನ್ನೊಂದು ತಗೊಂಡ್ರೆ ಮಾನವ ಸುರಕ್ಷತೆನೂ ಸಹ ಮುಖ್ಯ. ನಾವೇನು ಅದು ವಿಚಾರಕ್ಕೆ ಹೋಗ್ಲಿಲ್ಲ, ನಮ್ಮ ಪಡ ನಾವು ಮನೇಲಿ ಇದೀವಿ, ನಮ್ಮ ಪಡ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಸುರಕ್ಷತೆನೂ ಆಗುತ್ತೆ. ಹಾಗಾಗಿ ಹೋಗಿ ಅಲ್ಲಿ ಏನು ಆಗಿದೆ, ಹುಲಿ ಬಂದು ತೊಂದರೆ ಆಗ್ತದೆ ಅಂತ ಜಾಗ ಹೋಗದೇ ಇದ್ರು ಸುರಕ್ಷಿತವಾಗಿದ್ರೆ ನಮ್ಮ ಸಂರಕ್ಷಣೆ ನಾವೇ ಮಾಡ್ಕೊಳ್ಳೋದು. ಹಾಗಾಗಿ ಎರಡು ಕಡೆ ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ ಸರ್. ನಾವು ವನ್ಯಜೀವಿ ವಿಚಾರದಲ್ಲಿ ಹೋಗದೇ ಇದ್ರೆ

0: ಕೆಲಸ ನಾವು ನಮ್ಮ ಮನೆಯಲ್ಲಿದ್ರೆ ಎರಡೂ ಸಂರಕ್ಷಣೆ ಆಗುತ್ತೆ.
1: ಸರ್, ಈಗ ತಾವು ಸುಮಾರು 25 ವರ್ಷಗಳಿಂದ ಈ ಒಂದು ವನ್ಯಜೀವಿ ಮತ್ತು ಒಂದು ಅರಣ್ಯ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಭವವನ್ನು ಹೊಂದಿದ್ದೀರಾ. ತಮ್ಮ ಒಂದು ಅನುಭವದಲ್ಲಿ ನಮ್ಮ ಕೇಳುಗರಿಗೆ ಮತ್ತು ಸಾರ್ವಜನಿಕರಿಗೆ ಹೀಗೆ ಯಾವ ತರವಾಗಿ ಈ ತರ ವನ್ಯಜೀವಿ ಇರ್ಬೋದು ಮತ್ತೆ ಕಾಡಿನ ಒಂದು ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ತಮ್ಮ ಕಿವಿ ಮಾತು ಏನ್ ಸರ್?
0: ಕಿವಿ ಮಾತು ಅಂತ ಹೇಳಿದ್ರೆ ಸರ್, ಒಂದು ನಾಲ್ಕು ಬರುತ್ತೆ ನನಗೆ. ತುಂಬಾ ಹಿಂದೆ ಶ್ರೀ ಪುರಂದರದಾಸರು ಒಂದು ಮಾತು ಹೇಳಿದ್ದಾರೆ, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲೇಬೇಡಿ ಉಚ್ಚಪ್ಪಗಳಿರ ಅಂತ. ಮನುಷ್ಯ ಅಂತ ಆಗಿ ಹುಟ್ಟೋದು ಬಹಳ ಬಹಳ ಶ್ರೇಷ್ಠ. ಮನುಷ್ಯ ಜನ್ಮ ನಾವು ಅಷ್ಟು ಸುಲಭವಾಗಿ ಸಿಕ್ಕೋದಿಲ್ಲ ನಮ್ಗೆ. ಅದು ಸಿಕ್ಕದಾಗ ನಾವು ಅದಕ್ಕೆ ಏನು ಒಳ್ಳೆ ಕಾರ್ಯ ಮಾಡ್ತೀವಿ ನಮ್ ಕಡೆಯಿಂದ, ಅಷ್ಟೇ ನಮ್ ಜೊತೆ ಬರೋದು. ನಾವು ಎಲ್ಲ ಏನೇನು ಮಾಡಿ ಏನೋ ಎಲ್ಲರೂ ಮಾಡ್ಬೋದು, ಎಲ್ಲ ಒಂದೇ ತರ ಇರೋದಿಲ್ಲ, ಐದು ಬೇಡ ಒಂದೇ ಸಮಯ ಇರೋಲ್ಲ ಅಂತ ಹೇಳ್ತಾರ, ಅಥವಾ ಎಲ್ಲರೂ ಒಂದೇ ತರ ಇರೋದಿಲ್ಲ. ಅದಕ್ಕೆ ಇದನ್ನ ನಾವು ಮಾನವ ಹುಲಿ ಸಂಘರ್ಷ ತಾಳೆ ಹಾಕಿ ನೋಡ್ಬೋದು. ಏನು ಹುಲಿ ಬಂದಿದೆ ಅಂತ ಹೇಳಿದ ಹೋಗಿ ಅಲ್ಲಿ ನಮ್ಮ ಜೀವ ಕಳ್ಕೊಳ್ಳೋಕ್ಕಿಂತ ನಾವು ಸುರಕ್ಷಿತವಾಗಿದ್ರೆ ನಮ್ಮಿಂದ ಇಡೀ ಊರ್ನ ಸುರಕ್ಷಿತವಾಗಿ ಇರೋ ಮಾಡಬಹುದು.
1: ಹೌದು,
0: ಹಾಗಾಗಿ ದಯವಿಟ್ಟು ಇದು ಸಂದೇಶ ಅಂತ ಹೇಳ್ತಾ ಇಲ್ಲ, ಸಲಹೆ ಅಂತ ಏನು ಹೇಳ್ತಾ ಇಲ್ಲ, ನೀವು ಇದನ್ನ ತಿಳ್ಕೊಂಡ್ರೆ ಸಾಕು, ನೀವು ಚೆನ್ನಾಗಿರಿ, ನಮ್ಮ ಊರು ಚೆನ್ನಾಗಿರ್ಲಿ, ಜೊತೆನೂ ಹುಲಿನೂ ಚೆನ್ನಾಗಿರ್ಲಿ, ನಾವು ಸುರಕ್ಷಿತವಾಗಿರ್ಬೋದು, ಹುಲಿ ಸಂರಕ್ಷಣೆನೂ ಆಗುತ್ತೆ. ಅಷ್ಟು ಹೇಳ್ತೀನಿ ಸರ್.
1: ಸರ್, ಈಗ ತಾವು ಮಾತನಾಡ್ತಾ ಕೂಡ ಹೇಳಿದ್ರಿ, ನಾನು ಸಾಕಷ್ಟು ಅರಣ್ಯದೊಳಗಡೆ ಇರ್ಬೋದು, ಈ ವನ್ಯಜೀವಿಗಳ ಜೊತೆ ತುಂಬಾ ಒಡನಾಟ ಅಂತ. ಈಗ ತಮಗೆ ಏನಾದ್ರೂ ಸವಾಲುಗಳು ಈ ತರ ಒಂದು ಸಂದರ್ಭದಲ್ಲಿ ಏನಾದ್ರು ಸವಾಲುಗಳು ಎದುರಾಗಿದೆಯಾ? ಆ ತರ ಸವಾಲುಗಳು ಬಂದಾಗ ತಾವು ಹೇಗೆ ಅದನ್ನ ತಾವು ನಿಭಾಯಿಸಿದಿರಿ ಸರ್?
0: ಸರ್, ಒಂದು ವಿಚಾರ, ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ, ಅದು ತುಂಬಾ ಆಗಿದೆ. ಆನೆಗಳಿಂದ ತುಂಬಾ ಸಲ ಕೂದಲೆಡಿನಲ್ಲಿ ನಾನು ಬದುಕುಳಿದು ಬಂದಿದ್ದೀನಿ. ಅದ್ರಲ್ಲಿ ಒಂದು ಪ್ರಕರಣ ನಮ್ಗೆ ಒಂದು ಹೇಳಕ್ ಇಷ್ಟಪಡ್ತೀನಿ ನಾನು. ಅಂದ್ರೆ ಕಾಡು ಒಳಗಡೆ ಆಗಿದ್ದು, ಕಾಡು ಹೊರಗಡೆ ಅಲ್ಲ. ಒಂದ್ಸಲ ಬಂಡೀಪುರ ಕಾಡು ಒಳಗಡೆ ನಾನು ಮತ್ತೆ ಇನ್ನೊಬ್ರು ಫಾರೆಸ್ಟ್ ಪುಟ್ಸ್ವಾಮಿ ಅಂತ, ಅವ್ರು ತಿರೋಬಿಟ್ರಿ ಇಲ್ಲ, ಅವರು ನಾನು ಹೋಗ್ಬೇಕಾದ್ರೆ ಒಂದು ಚಿರತೆ, ಅದೇ ಬೇಸಿಗೆ ಕಾಲ, ಅಲ್ಲೇ ಎಲೆ ಉದುರಿರುವಂತ ಕಾಲ, ಒಂದು ಮಾವಿನ ಮರದ ಕೆಳಗಡೆ ಚಿರತೆ ಮಲಗಿತ್ತು. ಅಂದ್ರೆ ಎಲೆ ಎಲ್ಲ ಬಿದ್ದು ಹಳದಿ ಬಣ್ಣ ತಿರುಗೋದ್ರಿಂದ ಚಿರತೆ ಮಲಗಿರೋ ಗುರುತು ನಮ್ಗೆ ಕಂಡೇ ಇಲ್ಲ, ಗೊತ್ತಾಗೇ ಇಲ್ಲ, ಅದು ಗೊತ್ತಾಗೋದಿಲ್ಲ ಬಿಡಿ, ಅದು ಯಾರಿಗೂ ಗೊತ್ತಾಗೋದಿಲ್ಲ. ಆತರ ಅದು ಬಣ್ಣನ ಅದಕ್ಕೆ ಹೊಂದಿಸ್ಕೊಂಡಿರುತ್ತದೆ. ಎಷ್ಟತ್ರ ಹೋಗಿದೀವಿ ಅಂತ ಹೇಳಿದ್ರೆ ಒಂದು 10 ಹೆಜ್ಜೆ ದೂರ ಚಿರತೆ ಮಲಗಿದ್ರೆ ಅಷ್ಟತ್ತು ಹೋಗ್ಬಿಟ್ಟಿದ್ವಿ ನಾವು. ಒಂದೇ ಸಲ ಚಿರತೆ ಬಂದ್ಬಿಡ್ತು, ಬಂದು ಏನ್ ಮಾಡ್ತು ಅಂತ ಹೇಳಿದ್ರೆ ನಮ್ಮ ಕಾಲ್ ಮುಂದೆ ಕೂತಿದೆ, ಒಂದೇ ಹೆಜ್ಜೆ ಇಟ್ಟು ಚಿರತೆ ಮೇಲೆ ಕಾಲಿಡಬೇಕು, ಅಷ್ಟು ಹತ್ತಿರದಲ್ಲಿ ಚಿರತೆ ಕೂತಿದೆ ನಮ್ಗೆ. ಏನ್ ಮಾಡ್ಬೇಕು ನಮಗ್ ಗೊತ್ತಿಲ್ಲ. ನಿಜವಾಗಿ ಹೇಳೋದಾದ್ರೆ ಕಾಲು ಕೈಯೆಲ್ಲ ಇಡೀ ಬಾಡಿ ಶೇಕ್ ಆಗ್ತಾ ಇದೆ ಭಯದಿಂದ. ಪುಟ್ಸಾಮಿ ಹೇಳಿದ್ರು, ಅವರು ಫಾರೆಸ್ಟ್ ಆಗಿದ್ರು ಅವಾಗ, ಓಡಿ ಓಡಿ ಅಂತ ಹೇಳಿದ್ರು. ನಾ ದಯವಿಟ್ ಪುಟ್ಸಾಮಿ ಓಡಿದ್ರೆ ನೀವು ಇಲ್ದ್ರೆ ನಾವು ಇಬ್ರು ಒಬ್ರು ಸಾಯ್ತೀವಿ ಗ್ಯಾರಂಟಿ, ದಯವಿಟ್ಟು ಹೋಗಿ ಓಡ್ಬೇಡಿ, ಗಟ್ಟಿ ಮನಸ್ಸು ಮಾಡಿ ನಿಂತ್ಕೊಳ್ಳಿ. ನಮ್ಗೆ ನಮ್ಮ ಹಿರಿಯರು, ನಾವು ಕಲ್ತಂತ ಸಂರಕ್ಷಣೆ ಪಾಠ ಕಲ್ತಂತ ಹಿರಿಯರು ಹೇಳ್ಕೊಟ್ಟಿದ್ದು, ಚಿರತೆ ಹುಲಿ ಬಂದಾಗ ಓಡ್ಬೇಡಿ, ಆನೆ ಬಂದಾಗ ನಿಲ್ಬೇಡಿ. ಆ ಒಂದು ವಿಚಾರಕ್ಕೆ ಜ್ಞಾಪಕ ಬಂತು, ನಾವು ಅಳ್ಳಾಡದೆ ನಿಂತ್ಕೊಂಡ್ವಿ. ಅದು ನಮ್ ಕಾಲ್ ಮುಂದೆನೆ ಕೂತಿದೆ, ಸುಮಾರು 15-20 ನಿಮಿಷ ನಮ್ಮ ಮುಂದೆನೆ ಕೂತಿದ್ವಿ ನಾವು, ಹಂಗೆ ನಿಂತಿದೀವಿ ಅಷ್ಟೇ. ನನಗೆ ಒಂದು ಏನು ಧೈರ್ಯ ಬಂತು, ನನ್ನ ಬ್ಯಾಗ್ ಅಲ್ಲಿ ಬೆನ್ನಿಗೆ ಹಾಕೊಬಿಟ್ಟಿದ್ರಿ ಬ್ಯಾಗ್, ಕ್ಯಾಮ್ರಾ ಇತ್ತು, ನನಗೆ ಒಂದು ಫೋಟೋ ತೆಗೆಯುವಂತ ಒಂದು ಯೋಚನೆ ಬಂತು. ಇನ್ನೊಂಥರ ಏನು ಯೋಚನೆ ಬಂತು ಅಂತ ಹೇಳಿದ್ರೆ, ಕೈನ ಹಿಂಗೆ ಹೆಚ್ಚಿದ್ರೆ ನಾನು ಶೇಕ್ ಆದಂಗೆ ಆಗತ್ತೆ ನಮ್ಗೆ, ಅದು ಮೈ ಮೇ ಬಿದ್ರೆ ಅಂತ ಯೋಚನೆ ಬಂತು. ಬೇಡ ಅಂತ ಹೇಳಿ ಸುಮ್ಮನೆ ಬಿಟ್ಟು ಪುಟ್ಸಾಮಿಗೆ ಒಂದೆರಡು ಹೆಜ್ಜೆ ಹಿಂದಕ್ಕೆ ಬನ್ನಿ ಅಂತ ಹೇಳಿದ್ರೆ ಆಯ್ತು ಅಂತ ಹೇಳಿ ಹಿಂದಕ್ಕೆ ಬಂದ್ವಿ. ಎರಡೇ ಹೆಜ್ಜೆ ಹಿಂದಕ್ಕೆ ಬಂದಿದ್ದು, ಅದು ಅಳ್ಳಾಡ್ಲಿಲ್ಲ ಅಲ್ಲೇ ಕೂತಿತ್ತು. ಇನ್ನೊಂದು ಹೆಜ್ಜೆ ಹಿಂದಕ್ಕೆ ಬನ್ನಿ ಅಂದ್ರೆ ಇನ್ನೊಂದು ಹೆಜ್ಜೆ ಹಿಂದಕ್ಕೆ ಬಂದ್ವಿ, ಅದು ಎದ್ದಿದ್ಗೋದು ಮೇಲಕ್ಕೆ. ಕೊನೆ ಪ್ರಯತ್ನ ಮಾಡುವ ಪುಟ್ಸಾಮಿ ಅವರೇ ಆದದಾಗಲಿ ಅಂತೇಳಿ ಜೋರಾಗಿ ಬಾಯ್ ಬಡ್ಕೊಳ್ಳಿ ಅಂತ ಇಬ್ರು ಸೇರಿ ಜೋರಾಗಿ ಬಾಯ್ ಬಿಡಿದ್ವಿ ಸರ್, ಅದೇ ಓಡೋಯ್ತು. ಹಾಗಾಗಿ ಒಂದ್ 20 ನಿಮಿಷ ನಮ್ಮ ಕಾಲ್ ಮುಂದ್ ಕೂತಿದ್ರು, ನಾವು ಸುರಕ್ಷಿತವಾಗಿ ಬಂದಿದೀವಿ ಅಂತ ಹೇಳಿದ್ರೆ, ನಾವು ಭಯ ಅಂತ ಹೇಳಿದ್ರಲ್ಲ ನೀವು, ಆ ಭಯದಿಂದ ಬೇರೆ ಬೇರೆ ತರ ನಾವು ನಿರ್ಧಾರಗಳು ತಗೊಂಡಿದ್ರೆ ನಾವು ಇಬ್ಬರಲ್ಲಿ ಒಬ್ರು ಖಂಡಿತ ಸಾಯ್ತಿದ್ವಿ.
1: ಖಂಡಿತ ಸರ್, ಹೌದು ಸರ್. ಸಾಕಷ್ಟು ತಮ್ಮ ಅನುಭವನ ಹಂಚಿಕೊಂಡ್ರೆ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ತಮ್ಮ ಸಲಹೆ ಮತ್ತು ಸಂದೇಶ, ಅದರಲ್ಲೂ ಪ್ರಮುಖವಾಗಿ ಕಾಡಂಚಿನ ಪ್ರದೇಶಗಳಲ್ಲಿ ವಾಸಿಸ್ತಕ್ಕಂತ ಜನರಿಗೆ ತಮ್ಮ ಸಲಹೆ ಅಥವಾ ಸಂದೇಶ ಏನ್ ಸರ್?
0: ಈ ಕಾಡಂಚಿನ ಗ್ರಾಮಗಳಲ್ಲಿ ಸರ್ ಪ್ರತಿದಿನ ಹುಲಿ, ಚಿರತೆ, ಆನೆ ಸಂಚಾರ ಇದ್ದೇ ಇದೆ. ಹಾಗಾಗಿ ಕಾಡಂಚಿನ ಗ್ರಾಮಗಳಲ್ಲಿ ಅಥವಾ ಕಾಡಂಚಲಿರುವ ಜಮೀನುಗಳಲ್ಲಿ ಕೆಲಸ ಮಾಡುವಂತ ರೈತಾಪಿ ವರ್ಗ ಏನಿದೆ, ಅವರು ನಿಮ್ ಮೊದಲಾಗಿ ನಿಮ್ಮ ಸುರಕ್ಷತೆಗಳಿಗೆ ಗಮನ ಕೊಡಿ. ಅದು ಹುಲಿ ಬರುತ್ತೆ ಹೋಗುತ್ತೆ,

0: ಖಂಡಿತ ಇದೆ, ಹೋರಾಟ ಇರುತ್ತೆ ಅದಕ್ಕೆ. ಹಾಗಾಗಿ ನಮ್ಮ ಇದೇನಿದೆ ಜೀವ ಬಹಳ ಅಮೂಲ್ಯವಾಗಿರುವಂತದ್ದು, ನಮ್ಮನ್ನ ನಂಬಿ ನಮ್ಮ ಹೆಂಡತಿ ಮಕ್ಕಳಿದ್ದಾರೆ, ನಮ್ಮ ಕುಟುಂಬ ಇದೆ. ಹಾಗಾಗಿ ಆ ಒಂದು ದೃಷ್ಟಿಯಿಂದ ನಾವಿದ್ರೆ ಇಡೀ ಕುಟುಂಬನೇ ಕಾಪಾಡಬಹುದು. ಆ ಒಂದು ದೃಷ್ಟಿಯಿಂದ ದಯವಿಟ್ಟು ಹುಲಿ ಕಂಡಾಗ ಅಥವಾ ಅದ್ರ ವಿಚಾರ ಗೊತ್ತಾದಾಗ ಆ ಕಡೆ ಹೋಗ್ದೇನೆ ನೀವು ಸುರಕ್ಷಿತವಾಗಿರಿ, ಸುರಕ್ಷಿತವಾಗಿ ಇಟ್ಕೊಂಡು ನಿಮ್ಮ ಕುಟುಂಬಗಳನ್ನು ಕಾಪಾಡಿ, ನೀವು ಸುರಕ್ಷಿತವಾಗಿ ಇದ್ರೆ ಅರಣ್ಯ ಇಲಾಖೆ ಬಂದು ಆ ಹುಲಿನೂ ಸಂರಕ್ಷಣೆ ಮಾಡ್ತಾರೆ. ಅದರಲ್ಲಿ ಎರಡು ವಿಚಾರನೂ ಆಗುತ್ತೆ, ನಾವು ಸುರಕ್ಷಿತವಾಗಿರ್ತೀವಿ, ಹುಲಿನ ಸುರಕ್ಷಿತವಾಗಿ. ದಯವಿಟ್ಟು ಅದನ್ನ ಒಂದನ್ನ ಪಾಲಿಸಬೇಕು ಅಂತ ಎಲ್ಲರೂ ಕೇಳ್ಕೊಳ್ತಾರೆ.
1: ಬಹಳ ಖುಷಿ ಆಯ್ತು ಸರ್, ತುಂಬಾ ಉಪಯುಕ್ತವಾದ ಮಾಹಿತಿಯನ್ನು ತಾವು ತಿಳಿಸ್ತೀರಿ. ಯಾಕಂದ್ರೆ ನಮ್ಮ ಸಾರ್ವಜನಿಕರು ಈ ತರ ಒಂದು ವನ್ಯಜೀವಿಗಳು ನಾಡಿನತ್ತ ಬಂದಾಗ, ಹುಲಿ ಇರ್ಬೋದು, ಹಾನಿಗಳಿರ್ಬೋದು ಅಥವಾ ಚಿರತೆಗಳಿರ್ಬೋದು, ಈ ತರ ಒಂದು ಪ್ರಾಣಿಗಳು ಬಂದಾಗ ನಾವು ಹೇಗೆ ನಾವು ಮುಂಜಾಗ್ರತೆಯನ್ನ ವಹಿಸ್ಬೇಕು, ಜೊತೆಗೆ ಯಾವ ತರ ಒಂದು ಭಯವನ್ನ ಪಡೆದು ನಾವು ಮುಂಜಾಗ್ರತೆ ಕ್ರಮಗಳನ್ನ ತಿಳಿಸ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸಿದ್ರಿ ಸರ್. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ.
0: ನಮಸ್ಕಾರ ಸರ್.
1: ಪ್ರಿಯ ಕೇಳುಗರೆ, ಇದುವರೆಗೂ ಸಂಘರ್ಷದಿಂದ ಸಹಬಾಳ್ವೆಯತ್ತ ಸರಣಿ ಕಾರ್ಯಕ್ರಮದಲ್ಲಿ ಹುಲಿ ಎದುರಾದರೆ ಭಯವಲ್ಲ, ಮುಂಜಾಗ್ರತೆ ಮುಖ್ಯ ಎಂಬ ವಿಷಯವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಬಂಡೀಪುರದ ಹಿಮಗಿರಿ ಫೌಂಡೇಶನ್ನ ವ್ಯವಸ್ಥಾಪಕರು ಹಾಗೂ ಅರಣ್ಯ ಸಂರಕ್ಷಕರು ಆದ ಶ್ರೀ ರಘುರಾಮ್ರವರು. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಇದುವರೆಗೂ ಸಂಘರ್ಷದಿಂದ ಸಹಬಾಳ್ವೆಯತ್ತ ವಿಶೇಷ ಸರಣಿ ಕಾರ್ಯಕ್ರಮದಲ್ಲಿ ಹುಲಿ ಎದುರಾದರೆ ಭಯವಲ್ಲ, ಮುಂಜಾಗ್ರತೆ ಮುಖ್ಯ ಎಂಬ ವಿಷಯದ ಕುರಿತು ಬಂಡೀಪುರ ಅರಣ್ಯ ಸಂರಕ್ಷಕರು ಹಿಮಗಿರಿ ಫೌಂಡೇಶನ್ನ ವ್ಯವಸ್ಥಾಪಕರಾದ ಶ್ರೀಯುತ ರಘುರಾಮ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಇನ್ನು ಮುಂದೆ ಕೇಳಿ ಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅಪಾಯ ಸಮಯ ತಿಳಿಸುವ ಜೀನ್ ಗಡಿಯಾರ ಎಂಬ ವಿಷಯದ ಕುರಿತು ಕುಮಾರ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅಪಾಯ ಸಮಯ ತಿಳಿಸುವ ಜೀನ್ ಗಡಿಯಾರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ನಿಮ್ಮ ದೇಹಕ್ಕೆ ಎಷ್ಟು ವಯಸ್ಸಾಗುತ್ತದೆ ಎಂದು ಜೈವಿಕ ವಯಸ್ಸಿನ ರಹಸ್ಯವನ್ನು ಬಿಚ್ಚಿಡುವ ದೇಹಕ್ಕೆ ಒದಗಬಹುದಾದ ಅಪಾಯ ಊಹಿಸುವ ಉಪಕರಣವೊಂದನ್ನು ಪ್ರತಿಷ್ಠಿತ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಸಂಶೋಧನಾ ತಂಡ ಅಭಿವೃದ್ಧಿಪಡಿಸಿದೆ. ಅದರ ಹೆಸರೇ ಜೀನ್ ಗಡಿಯಾರ. ದೇಹ ರಚನೆಯ ವಂಶವಾಹಿಗಳ ಚಟುವಟಿಕೆಯನ್ನು ಅಳೆಯುವ ಮೂಲಕ ಈ ಸಾಧನ ಪ್ರತಿಯೊಬ್ಬ ಜೈವಿಕ ವಯಸ್ಸು, ಆರೋಗ್ಯ ಸ್ಥಿತಿ ಹಾಗೂ ಭವಿಷ್ಯದಲ್ಲಿ ಎದುರಾಗಬಹುದಾದ ಆರೋಗ್ಯದ ಅಪಾಯಗಳನ್ನು ಅಂದಾಜಿಸುತ್ತದೆ. ಹಾಗಾದರೆ ಜೈವಿಕ ವಯಸ್ಸು ಎಂದರೇನು ಅನ್ನುವುದನ್ನು ನೋಡುವುದಾದರೆ, ನಾವು ಸಾಮಾನ್ಯವಾಗಿ ಹುಟ್ಟಿದ ದಿನಾಂಕದಿಂದ ವಯಸ್ಸನ್ನು ಲೆಕ್ಕಿಸುತ್ತೇವೆ. ಆದರೆ ದೇಹದ ಒಳಗಿನ ಅಂಗಾಂಗಗಳು, ಜೀವಕೋಶಗಳು ಮತ್ತು ಜೈವಿಕ ವ್ಯವಸ್ಥೆಗಳು ಎಲ್ಲದಕ್ಕೂ ಒಂದೇ ವೇಗದಲ್ಲಿ ವಯಸ್ಸಾಗುವುದಿಲ್ಲ. ಇದನ್ನೇ ವಿಜ್ಞಾನಿಗಳು ಜೈವಿಕ ವಯಸ್ಸು ಎಂದು ಕರೆಯುತ್ತಾರೆ. ಉದಾಹರಣೆಗೆ ತಲೆಗೂದಲು ಅಥವಾ ದೇಹದ ಚರ್ಮ. ಒಬ್ಬ ವ್ಯಕ್ತಿಯ ಕಾಲಾನುಕ್ರಮಿಕ ವಯಸ್ಸು 60 ವರ್ಷ ಆಗಿರಬಹುದು, ಆದರೆ ಅವರ ದೇಹದ ಆರೋಗ್ಯ, ಜೀವಕೋಶಗಳ ಸ್ಥಿತಿ ಮತ್ತು ಅಂಗಾಂಶಗಳ ಕಾರ್ಯಕ್ಷಮತೆಯನ್ನು ಗಮನಿಸಿದರೆ ಅವರು 50 ವರ್ಷದವರಂತೆಯೇ ಅಥವಾ 70 ವರ್ಷದವರಂತೆಯೇ ಕಾಣಬಹುದು. ಈ ವ್ಯತ್ಯಾಸವನ್ನು ಅಳೆಯಲು ವಿವಿಧ ಎಂಜಿನ್ ಕ್ಲಾಕ್ಗಳನ್ನು ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ. ಅದೇ ಹೊಸ ಜೀನ್ ಗಡಿಯಾರ. ಅಮೆರಿಕದ ಹಾರ್ವರ್ಡ್ ವೈದ್ಯಕೀಯ ಶಾಲೆಯ ಸಂಶೋಧಕರು ಇಲಿಗಳು, ಕೋತಿಗಳು ಮತ್ತು ಮಾನವರಿಂದ ಸಂಗ್ರಹಿಸಿದ 11,000ಕ್ಕೂ ಹೆಚ್ಚು ವಂಶವಾಹಿಯ ಚಟುವಟಿಕೆಯ ಮಾದರಿಗಳನ್ನು ವಿಶ್ಲೇಷಿಸಿ ಹೊಸ ಜೀನ್ ಗಡಿಯಾರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಈ ಗಡಿಯಾರವು ಜೀವಕೋಶಗಳಲ್ಲಿ ಸಕ್ರಿಯ

0: ವಾಗಿರುವ ಹಾಗೂ ನಿಧಾನಗೊಂಡಿರುವ ವಂಶವಾಹಿಗಳ ಬಗ್ಗೆ ಪರಿಶೀಲನೆ ನಡೆಸುತ್ತದೆ. ಜೀವಿತ ಅವಧಿಯಲ್ಲಿ ವಂಶವಾಹಿಗಳ ಬಗ್ಗೆ ಪರಿಶೀಲನೆ ನಡೆಸುತ್ತದೆ. ಜೀವಿತ ಅವಧಿಯಲ್ಲಿ ವಂಶವಾಹಿ ಚಟುವಟಿಕೆಯಲ್ಲಿ ಉಂಟಾಗುವ ಬದಲಾವಣೆಗಳ ಮಾದರಿಗಳನ್ನು ಗುರುತಿಸುವ ಮೂಲಕ ವ್ಯಕ್ತಿಯ ಜೈವಿಕ ವಯಸ್ಸನ್ನು ಅಂದಾಜಿಸುತ್ತದೆ. ಅಷ್ಟೇ ಅಲ್ಲ, ಕೆಲವು ಪ್ರಯೋಗಾತ್ಮಕ ಸಂದರ್ಭಗಳಲ್ಲಿ ವ್ಯಕ್ತಿಯ ಉಳಿದಿರುವ ಜೀವಿತ ಅವಧಿ ಮತ್ತು ಮರಣದ ಅಪಾಯವನ್ನು ಊಹಿಸುವ ಸಾಮರ್ಥ್ಯವನ್ನು ಈ ಗಡಿಯಾರ ಪ್ರದರ್ಶಿಸಿದೆ ಎಂದು ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ನ ಸಂಶೋಧಕ ವ್ಯಾಂಡಿಮ್ ಗ್ಲಾಡಿವ್ಶೇವ್ ರವರು ಪ್ರತಿಪಾದಿಸಿದ್ದಾರೆ. ಈಗ ವಯಸ್ಸಿನ ಏರುಪೇರುಗಳನ್ನು ಗುರುತಿಸಿ ಅವುಗಳಿಗೆ ಪರಿಹಾರದ ರೂಪದಲ್ಲಿ ಪ್ಲಾಸ್ಟಿಕ್ ಸರ್ಜರಿ, ಟ್ರಾನ್ಸ್ಪ್ಲಾಂಟೇಷನ್ ಚಿಕಿತ್ಸೆಗಳು ಚಾಲ್ತಿಯಲ್ಲಿವೆ. ಆದರೆ ಅವುಗಳ ಅಡ್ಡ ಪರಿಣಾಮವನ್ನು ಅಲ್ಲಿಗಿಳಿಯುವಂತಿಲ್ಲ. ಈ ಮಾದರಿಯ ಗಡಿಯಾರಗಳ ಮೂಲಕ ವಯಸ್ಸನ್ನು ನಿಧಾನಗೊಳಿಸುವ ಅಥವಾ ಆರೋಗ್ಯಕರ ವೃದ್ಧಾಪ್ಯವನ್ನು ಉತ್ತೇಜಿಸುವಲ್ಲಿ ಅಭಿವೃದ್ಧಿಗೊಳ್ಳುವ ಔಷಧಿಗಳು, ಚಿಕಿತ್ಸೆಗಳು ಎಷ್ಟು ಪರಿಣಾಮಕಾರಿಯಾಗಿರುತ್ತದೆ ಎಂಬುದನ್ನು ಪರೀಕ್ಷಿಸಲು ದೀರ್ಘಕಾಲದ ಸಂಶೋಧನೆ ಬೇಕಿರುತ್ತದೆ ಎಂದು ವಿಜ್ಞಾನಿಗಳು ಅಭಿಪ್ರಾಯ ಮಂಡಿಸಿದ್ದಾರೆ. ಯಾವುದೇ ಮಾದರಿಯ ಹೊಸ ಪ್ರಯೋಗಗಳನ್ನು ಸಾಮಾನ್ಯವಾಗಿ ಇಲಿಗಳ ಮೇಲೆ ಪ್ರಯೋಗಿಸಿ ನಂತರದಲ್ಲಿ ಕಾರ್ಯರೂಪಕ್ಕೆ ತರುವುದು ಸಂಶೋಧನೆಯ ಮೊದಲ ಪ್ರಯತ್ನ. ವಯಸ್ಸಿನ ಅಂದಾಜಿಸುವಿಕೆ ಜೀವಿತ ಅವಧಿ ಅಥವಾ ಅಪಾಯದ ಮುನ್ಸೂಚನೆ ಸೂಚಿಸುವಲ್ಲಿ ಹೊಸ ಜೀನ್ ಗಡಿಯಾರದಲ್ಲಿ ಕ್ರಮಬದ್ಧತೆ ಇದೆ ಎಂಬುದನ್ನು ಇಲಿಗಳ ಮೇಲೆ ನಡೆಸಿದ ಪ್ರಯೋಗಗಳು ತೋರಿಸಿಕೊಟ್ಟಿವೆ. ಈ ಫಲಿತಾಂಶಗಳು ಕೆಲವೇ ತಿಂಗಳುಗಳಲ್ಲಿ ಗಮನಕ್ಕೆ ಬರುತ್ತವೆ. ಇದು ವಯಸ್ಸನ್ನು ಗೆಲ್ಲಲು ಅನುಕೂಲಿಸುವ ಸಂಶೋಧನೆಗಳಿಗೆ ಹೆಚ್ಚಿನ ವೇಗವನ್ನು ನೀಡಬಹುದು ಎಂದು ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. ಜೀನ್ ಗಡಿಯಾರ ಮತ್ತು ಎಪಿಜೆನೆಟಿಕ್ ಗಡಿಯಾರಗಳು ಇದುವರೆಗೆ ಈ ಕ್ಷೇತ್ರದಲ್ಲಿ ಹೆಚ್ಚು ಬಳಸಲಾಗುತ್ತಿದ್ದ ಎಪಿಜೆನೆಟಿಕ್ ಎಂಜಿನ್ ಕ್ಲಾಕ್ಗಳು ಡಿಎನ್ಎಯ ಮೇಲೆ ರಾಸಾಯನಿಕ ಬದಲಾವಣೆಗಳಾದ ಮೈಥಲೇಷನ್ ಅನ್ನು ಆಧರಿಸಿದವು. ಇವು ವಯಸ್ಸನ್ನ ಅಳಿಯುವಲ್ಲಿ ಪರಿಣಾಮಕಾರಿಯಾಗಿದ್ದರೂ ಆ ಬದಲಾವಣೆಗಳು ಏಕೆ ಉಂಟಾಗುತ್ತವೆ ಎಂಬುದರ ಕುರಿತು ಸ್ಪಷ್ಟ ಮಾಹಿತಿ ಒದಗಿರಲಿಲ್ಲ. ಆದರೆ ಹೊಸ ಜೀನ್ ಗಡಿಯಾರವು ನೇರವಾಗಿ ಜೀನ್ ಚಟುವಟಿಕೆಯನ್ನು ವಿಶ್ಲೇಷಿಸುತ್ತದೆ. ಇದರಿಂದ ವಯಸ್ಸಿನ ಕಾರಣದಿಂದಾಗಿ ಕಾಣಿಸಿಕೊಳ್ಳುವ ಆರೋಗ್ಯದ ಏರುಪೇರಿಗೆ ಕಾರಣವಾಗುವ ಜೈವಿಕ ಪ್ರಕ್ರಿಯೆಗಳ ಕುರಿತು ಸ್ಪಷ್ಟ ಚಿತ್ರಣ ನೀಡುವಲ್ಲಿ ಸಹಾಯವಾಗುತ್ತದೆ. ಈ ತಂತ್ರಜ್ಞಾನವು ಇನ್ನೂ ಆರಂಭಿಕ ಹಂತದಲ್ಲಿದೆ. ವಂಶವಾಹಿ ಚಟುವಟಿಕೆಯ ಬದಲಾವಣೆಗಳು ವಯಸ್ಸಾಗುವುದಕ್ಕೆ ನೇರ ಕಾರಣವೇನು ಅಥವಾ ವಯಸ್ಸಿನ ಪರಿಣಾಮವನ್ನು ಮಾತ್ರ ಪ್ರತಿಬಿಂಬಿಸುತ್ತದೆಯೇ ಎಂಬ ಪ್ರಶ್ನೆಗಳಿಗೆ ಇನ್ನೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಹಾಗೆಯೇ ಒತ್ತಡ, ವ್ಯಾಯಾಮ, ಆಹಾರ ಪದ್ಧತಿ, ನಿದ್ರೆ ಮತ್ತು ಅನಾರೋಗ್ಯದಂತಹ ಅಂಶಗಳು ವಂಶವಾಹಿ ಚಟುವಟಿಕೆಯನ್ನು ಕೆಲವೇ ತಿಂಗಳುಗಳಲ್ಲಿ ತ್ವರಿತವಾಗಿ ಬದಲಾಯಿಸಬಲ್ಲವು. ಆದ್ದರಿಂದ ಜೈವಿಕ ವಯಸ್ಸಿನ ನಿಖರ ಅಳತೆಗಾಗಿ ಜೀನ್ ಗಡಿಯಾರವನ್ನು ಬಳಸುವ ಮೊದಲು ಇನ್ನಷ್ಟು ಅಧ್ಯಯನದ ಅಗತ್ಯವನ್ನು ಹಲ್ಲೆಗಿಳಿಯುವಂತಿಲ್ಲ. ಮುಂದೊಂದು ದಿನ ಸಾಮಾನ್ಯ ಆರೋಗ್ಯ ತಪಾಸಣೆಯ ಭಾಗವಾಗಿ ವೈದ್ಯರು ಜೈವಿಕ ವಯಸ್ಸನ್ನು ಪರೀಕ್ಷಿಸಬಹುದು. ದೇಹದ ಯಾವ ಅಂಗಾಂಗಗಳು ಯಾವ ರೋಗಗಳ ಅಪಾಯವನ್ನು ಎದುರಿಸಬಹುದು ಮತ್ತು ನಿಮ್ಮ ಜೀವನ ಶೈಲಿಯಲ್ಲಿ ಯಾವ ಬದಲಾವಣೆ ಅಗತ್ಯವಿದೆ ಎಂಬುದನ್ನು ತಿಳಿಸಬಹುದು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅಪಾಯ ಸಮಯವ ತಿಳಿಸುವ ಜೀನ್ ಗಡಿಯಾರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ ಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಅಪಾಯ ಸಮಯವ ತಿಳಿಸುವ ಜೀನ್ ಗಡಿಯಾರ ಎಂಬ ವಿಷಯದ ಕುರಿತು ಕುಮಾರ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮು ಬಂದಿರೋದು.
4: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡ್ ಕಟ್ ಬೀಡಿ ಅಲ್ಲ ಕುಮಾರ.

0: ಆಸೆ ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ ಯಾಕೋ.
1: ಓ ಕುಮಾರ, ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನಿಂಗೆ ಬೀಡಿ ಸಿಗರ್ ಸೇತಾ ಇರು, ನಿನಗೆ ಬರ್ಬಾಯಿ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
0: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
0: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ಅಕಾಲಿಕ ಮಳೆಗೆ

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಇನ್ನು ಮುಂದೆ ಕೇಳಿ ಬರೋಣ ಡಾಕ್ಟರ್ ಗುರುರಾಜ ಕರ್ಜಗಿರವರು ಪ್ರಸ್ತುತಪಡಿಸುವ ಕರುನಾಳು ಬಾವಳಿಕೆ ಕಾರ್ಯಕ್ರಮ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಘಟನೆ ನನ್ನ ಮನಸ್ಸಿನ ಮೇಲೆ ಬಹಳ ತಲೆ ಕೆಡಿಸ್ಬಿಟ್ಟಿದೆ. ನನ್ನ ಘಟನೆ ಮಹಾಭಾರತದಲ್ಲಿ ಬರುವಂತಹ ದೊಡ್ಡ ಪಾತ್ರ ಕೃಪಾಚಾರ್ಯರ ಪಾತ್ರ. ಈ ಪಾತ್ರದ ಬಗ್ಗೆ ಓದಿದಾಗಲೇ ನನ್ನ ತಲೆ ಬಿಸಿ ಆಗತ್ತೆ. ಕೃಪಾಚಾರ್ಯರು ಕೌರವ ಪಾಂಡವರು ಕುಲಗುರುಗಳಾಗಿದ್ದವರು. ಅಷ್ಟೇ ಅಲ್ಲ, ದ್ರೋಣಾಚಾರ್ಯ ಬಂದು ಪಾಠ ಮಾಡೋದಕ್ಕಿಂತ ಮೊದಲು ಶಸ್ತ್ರವಿದ್ಯೆ ಕಲಿಸಿದವರು ಕೃಪಾಚಾರ್ಯರು. ಅವ್ರ ಹಿನ್ನೆಲೆ ಸ್ವಲ್ಪ ಗಮನಿಸಿ ಸ್ನೇಹಿತರೆ. ಈತ ಮಹರ್ಷಿ ಗೌತಮರ ಮೊಮ್ಮಗ. ಗೌತಮರ ಮಗನ ಹೆಸರು ಶರದ್ವತ ಅಂತ. ಅವನು ಹುಟ್ಟುವಾಗಲೇ ಬಿಲ್ಲು ಬಾಣ ಕೈಯಲ್ಲಿ ಹಿಡ್ಕೊಂಡು ಹುಟ್ಟಿದ್ದಂತೆ, ಅದಕ್ಕೆ ಅವನ ಹೆಸರು ಶರದ್ವತ ಅಂತ ಬಂತು ಅಂತ. ಅರ್ಥ ಇಷ್ಟೇ, ತಾತ್ಪರ್ಯ ಏನು ಅಂದರೆ ಧನುರ್ವಿದ್ಯೆಯಲ್ಲಿ ಅಪ್ರತಿಮನಾದಂಥ ಮನುಷ್ಯ. ಅವನು ಶೌರ್ಯಕ್ಕೆ ದೇವೇಂದ್ರ ಕೂಡ ಹೆದರ್ತಾ ಇದ್ದಂತೆ. ಅವನ ಏಕಾಗ್ರತೆಯನ್ನು ಕೆಡಿಸಬೇಕು ಅಂತ ದೇವೇಂದ್ರ ಅಪ್ಸರ್ಯರನ್ನು ಕಳಿಸ್ಕೊಡ್ತಿದ್ದಂತೆ ಎಲ್ಲ ಹೇಳ್ತಾರೆ. ಅವನ ಮದುವೆ ಆಯಿತು. ಹೆಂಡತಿ ಬಸುರಿ ಆಗಿದ್ದಾಗ ಈತ ಕಾಡಿಗೆ ಹೋಗ್ಬಿಟ್ಟ ಶರದ್ವತ ತಪಸ್ಸು ಮಾಡಲಿಕ್ಕೆ.

ಇವನಿಲ್ದೆ ಹೋದಾಗ ಹೆಂಡತಿ ಇಬ್ಬರು ಮಕ್ಕಳನ್ನ ಹಡಿದ್ಲು, ಅವಳಿ ಜವಳಿ ಮಕ್ಕಳು, ಒಂದ್ ಹುಡುಗ ಒಂದ್ ಹುಡುಗಿ. ಈ ಜೋಡಿ ಮಕ್ಕಳು ಯಾರು ನೋಡ್ಕೋಬೇಕು? ಅಪ್ಪ ಹೋಗ್ಬಿಟ್ನಲ್ಲ. ಒಬ್ಬ ಸೈನಿಕ ಕರ್ತಂದು ಶಂತ್ರು ಮಹಾರಾಜ ಕೊಟ್ಟ, ಈ ಎರಡು ಮಕ್ಕಳಿದಾವ ನೋಡಿ ಅಂತ. ಶಂತ್ರುನ ಕೃಪೆಯಿಂದ ಬೆಳೆದಿದ್ದರಿಂದ ಆ ಮಕ್ಕಳಿಗೆ ಕೃಪಾ ಮತ್ತು ಕೃಪೆ ಅಂತ ಹೆಸರು ಬಂತು. ಗಮನಿಸ್ಬೇಕಾದ ಕೃಪಾಚಾರ್ಯ ಬೆನ್ನಡ್ ಹೀಗೆ ತಪಶಕ್ತಿಯಿಂದ ತನ್ನ ಮಕ್ಕಳ ವಿಷಯ ತಿಳ್ಕೊಂಡ ಶರದ್ವತ ಬಂದ, ಶಂತ್ರು ಮಹಾರಾಜರ ಕಡೆ ಬಂದ, ನನ್ನ ಮಕ್ಕಳನ್ನು ಕೊಡಿ ಅಂತ ಕೊಟ್ಟರು. ಮಗನಿಗೆ ಧನುರ್ವಿದ್ಯೆಯ ಸಾರ ಸರ್ವಸ್ವವನ್ನು ಕಲಿಸಿದ ಅಪ್ಪ ಶರದ್ವತ. ಅದಲ್ಲದೆ ಇತರ ಶಾಸ್ತ್ರಗಳ ಬೋಧನೆಯನ್ನು ಮಾಡಿದ. ಅವನು ಕಲಿಸುವ ರೀತಿ ಎಷ್ಟು ಚೆದ್ದಾಗಿತ್ತು ಅಂದರೆ, ಅತ್ಯಂತ ಕಡಿಮೆ ಕಾಲದಲ್ಲಿ ಕೃಪಾಚಾರ್ಯ ಶಸ್ತ್ರ ಹಾಗೂ ಶಾಸ್ತ್ರ ಎರಡರಲ್ಲೂ ಪರಿಣಿತನಾಗ್ಬಿಟ್ಟ. ಉತ್ತಮ ಗುರು ಅಂತ ಹೆಸರು ತಗೊಂಡ. ಶರದ್ವತನ ಮಗ ಆದ್ದರಿಂದ ಅವನಿಗೆ ಶಾರದ್ವತ ಅಂತ ಒಂದು ಹೆಸರು ಇತ್ತು. ತಂದೆ ಹೇಳಿದ್ರಂತೆ, ನಿನ್ನ ಧ್ವಜದ ಮೇಲೆ ಯಾವಾಗಲೂ ಎತ್ತಿನ ಚಿತ್ರ ಇಟ್ಕೋ, ಅದು ನಿನ್ನ ಲಕ್ಷಣ ಆಗಲಿ ಅಂತ ಹಾಗೆ ಮಾಡಿಕೊಂಡಿದ್ದ. ಅವನ ಮುಂದೆ ಬಂದು ಶ್ರೇಷ್ಠ ಗುರುವಾಗಿ ಕೌರವರಿಗೆ, ಪಾಂಡವರಿಗೆ, ಯಾದವರಿಗೆ, ವೃಷ್ಣಿಗಳಿಗೆ ಶಸ್ತ್ರವಿದ್ಯೆಯನ್ನು ಕಲಿಸಿದ. ದೀರ್ಘಕಾಲ ಬದುಕಿದಂಥ ಅವನು ಕೃಪಾಚಾರ್ಯ. ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಉಳಿದ ಕೆಲವರೇ ಕೆಲವು ಜನರಲ್ಲಿ ಇವನೊಬ್ಬ. ಪಾಂಡವರು ಸ್ವರ್ಗಾರೋಹಣ ಮಾಡಿದ್ಮೇಲೂ ಹಸ್ತನಾವತಿಯಲ್ಲಿದ್ದ. ಅರ್ಜುನನ ಮಗನಿಗೆ ಪರೀಕ್ಷಿತನಿಗೆ ಶಸ್ತ್ರವಿದ್ಯೆ ಕಲಿಸಿದ ಅಂತ ಹೇಳ್ತಾರೆ. ಮಹಾಭಾರತ ಯುದ್ಧದಲ್ಲಿ ಕೌರವ ಪರವಾಗಿ ಹೋರಾಡಿದ್ದಷ್ಟೇ ಅಲ್ಲ, ನಮಗೆಲ್ಲ ಗೊತ್ತಿರೋ ಹಾಗೆ ಯುದ್ಧದ 18ನೇ ದಿನ ಅಶ್ವತ್ಥಾಮನ್ ಜೊತೆಗೆ ಸೇರಿಕೊಂಡು ರಾತ್ರಿ ಯುದ್ಧ ಮಾಡಿ ದ್ರೌಪದಿ 5 ಮಕ್ಕಳನ್ನು ಕೊಂದು ಹಾಕಿದ್ನಲ್ರಿ ಇವನು ಅವ್ರ ಜೊತೆ ಸೇರಿಕೊಂಡು. ಕೊನೆಗೆ ಜೀವನದಲ್ಲಿ ಬೇಸತ್ತು ಕಾಡಿಗೆ ಹೋಗಿ ಅಲ್ಲಿ ದೇಹತ್ಯಾಗ ಮಾಡಿದ. ಅಲ್ಲಿಗೆ ಒಂದು ಕತೆ ಮುಗಿತು. ಈ ಕತೆ ಕೇಳಿದಾಗೆಲ್ಲ ನನಗೆ ಎಷ್ಟು ಗಾಬರಿ ಆಗುತ್ತೆ ಅಂದರೆ, ಎಂಥ ಹಿನ್ನೆಲೆ ರೀ ಒಂದು? ಗೌತಮರ ಮಗ, ಶರದ್ವತನಂಥ ಮಹಾ ತೇಜಸ್ವಿಯ ಮಗ, ಗೌತಮರ ಮೊಮ್ಮಗ, ಶರದ್ವತನಂಥ ಮಹಾ ತೇಜಸ್ವಿಯ ಮಗ, ಶಂತನು ಮಹಾರಾಜನ ಅರಮನೆಯಲ್ಲಿ ಬೆಳೆದಂಥವ, ಭೀಷ್ಮರಿಗೆ ಅತ್ಯಂತ ಆಪ್ತನಾಗಿದ್ದವ, ಪಾಂಡವರಂಥ ಸತ್ಯವಂತರಿಗೆ ಗುರುವಾಗಿದ್ದವ, ಯಾಕೆ ಹೆಂಗೆ ಸತ್ವ ಏನೂ ಆಗಿ ಹೋದ? ಯಾಕೆ ಹೀಗಾಯಿತು ಜೀವನ ಅವನು? ಇಂಥ ಹಿನ್ನೆಲೆ ಇದ್ದವನು ಯಾಕೆ ಗೊತ್ತಾ? ಅವನ ಆಯ್ಕೆ ತಪ್ಪಾಗಿತ್ತು. ಕಪಟಿಗಳಾದ ಕೌರವರ ಆಶ್ರಯವನ್ನು ಹೋಗದೆ ಪಾಂಡವರ ಜೊತೆಗೆ ಬದುಕಿದ್ರೆ ಚೆನ್ನಾಗಿತ್ತು. ಅವನು ಸತ್ಯದ ಧರ್ಮದ ಹಾದಿಯನ್ನು ಬಿಟ್ಟ, ಅಸತ್ಯದ ಮಾರ್ಗದಲ್ಲಿದ್ದವರ ಜೊತೆಗಿದ್ದು ಹೋರಾಡಿದ. ಒಂದು ದೊಡ್ಡ ಪಾಠ ನಮಗೆ ಸಿಲುಕದ್ದು ಸ್ನೇಹಿತರೆ ಇದರಿಂದ ಅಂದರೆ, ನಮ್ಮ ಹಿನ್ನೆಲೆ ಎಂಥ ಅದ್ಭುತವೇ ಆಗಿರ್ಬೋದು, ಆದರೆ ನಾವು ಮಾಡುವಂಥ ಆಯ್ಕೆ ತಪ್ಪಾದರೆ ಅಧಃಪತನ ತಪ್ಪಿದ್ದಲ್ಲ. ಈ ಕೃಪನ ಜೀವನ ಗಾಥೆ ಇದೆಯಲ್ಲ, ನಮಗೊಂದು ಬಹುದೊಡ್ಡ ಎಚ್ಚರಿಕೆಯ ಗಂಟೆ ಇದ್ದ ಹಾಗೆ. ನಮ್ಗೆ ಹಂಗಿದೆ ಹಿಂಗಿದೆ ಹಿಂಗಿದೆ ಹಿನ್ನೆಲೆ ಹೇಳ್ಕೋಬೇಡಿ. ಜೀವನದಲ್ಲಿ ಮಾಡುವಂಥ ಆಯ್ಕೆ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ.

0: ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರ್ ಅವರು ಪ್ರಸ್ತುತಪಡಿಸಿದ ಕರುನಾಡು ಬಳಕೆ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
3: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
2: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳ

0: ಮಾಡಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್, ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
1: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
0: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ.

0: ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಬೇಲೂರು ಮಠದ ರಾಮಕೃಷ್ಣ ಮಿಷನ್ನ ಭಜನಾ ತಂಡದವರು ಹಾಡಿರುವ ಹಾಡುಗಳನ್ನು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, SMS, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
3: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
1: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು, 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು, cybercrime.gov.in ದೂರು ದಾಖಲಿಸಬೇಕು, ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
0: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿಬರೋಣ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ. ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವ

0: ನಿಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಈ ಅಭಿಯಾನದಲ್ಲಿ ಭಾಗವಹಿಸಿ.
1: ಇನ್ನು ಮುಂದೆ ಕೇಳಿಬರೋಣ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ. ಯಶ್ರಿಕೋಟೆ ತಾಲೂಕಿನ ಎನ್ಬೆಳತ್ತೂರು ಗ್ರಾಮ ಪಂಚಾಯಿತಿಯ ಮಗ್ಗೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಬಾಣೇಶ್ವರ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಮತ್ತು ಆಚರಣೆಗಳ ಕುರಿತು ಭಾರತ ಸರ್ಕಾರದ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ನಿವೃತ್ತ ರಾಜ್ಯ ನಿರ್ದೇಶಕರು ಹಾಗೂ ಬಾಣೇಶ್ವರ ದೇವಾಲಯ ಸಮಿತಿಯ ಪ್ರಸ್ತುತ ಅಧ್ಯಕ್ಷರಾದ ಶ್ರೀಯುತ ಎಂ ಎನ್ ನಟರಾಜು ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಎಚ್ಡಿಕೋಟೆ ತಾಲೂಕಿನ ಎನ್ಬಿಳತೂರು ಗ್ರಾಮ ಪಂಚಾಯಿತಿಯ ಮಗ್ಗೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಬಾಣೇಶ್ವರ ದೇವಸ್ಥಾನದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಭಾರತ ಸರ್ಕಾರದ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯದ ನಿವೃತ್ತ ರಾಜ್ಯ ನಿರ್ದೇಶಕರು ಹಾಗೂ ಬಾಣೇಶ್ವರ ದೇವಸ್ಥಾನ ಸಮಿತಿಯ ಪ್ರಸ್ತುತ ಅಧ್ಯಕ್ಷರಾಗಿರುವ ಶ್ರೀಯುತ ಎಂಎನ್ ನಟರಾಜುರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ದೇವಾಲಯದ ಇತಿಹಾಸ ಮತ್ತು ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ಥ್ಯಾಂಕ್ ಯು.
0: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನನ್ನ ಹೆಸರು ಎಂ ಎನ್ ನಟರಾಜ್ ಅಂತೇಳಿ. ಮೂಲತಃ ನಾನು ಹೆಗ್ಗಡದೇವನಕೋಟೆ ತಾಲೂಕಿನ ಎರೇಕೆರೆ ಉಂಡಿ, ಮತ್ತು ಅದು ಮಗ್ಗೆ ದಾಖಲೆ ಆಗಿತ್ತು. ತಮಗೆಲ್ಲರೂ ತಿಳಿದಿರೋ ಹಾಗೆ 1972-73 ಕಬಿನಿ ಜಲಾಶಯಕ್ಕೆ ಅಣೆಕಟ್ಟೆಯನ್ನು ಕಟ್ಟಿದ್ದರಿಂದಾಗಿ ಸುಮಾರು ಎಚ್ಡಿಕೋಟೆ ತಾಲೂಕಿನ 33 ಹಳ್ಳಿಗಳು ಮುಳುಗಡೆ ಆದವು. ಅದರಲ್ಲಿ ನಮ್ಮ ಎರೇಕೆರೆ ಉಂಡಿ ಮಗ್ಗೆಯೂ ಸಹ ಹೌದು. ಇದು ಭೀಮನಕೊಲ್ಲಿಯ ಪಕ್ಕದಲ್ಲಿ 1 ಕಿಲೋಮೀಟರ್ ದೂರದಲ್ಲಿದೆ. ಈಗ ಅದು ಮುಳುಗಡೆ ಆಗಿದೆ. ಸೊ ಆ ಮುಳುಗಡೆ ಆದ 33 ಹಳ್ಳಿಗಳಿಗೆ ಅನೇಕ ಹೊಸ ಕಾಲೋನಿಗಳನ್ನು ಮಾಡಿ ಅವರೆಲ್ಲ

0: ಎಲ್ಲರಿಗೂ ವಸಾಹತುಗಳಲ್ಲಿ ವ್ಯವಸ್ಥೆಯನ್ನು ಸರ್ಕಾರ ಆಗಿನ ಸರ್ಕಾರ ಮಾಡಿಕೊಡ್ತು. ಆಗ ನಾನು ಸುಮಾರು 11-12 ವರ್ಷದವನಿದ್ದೆ, 5ನೇ ತರಗತಿ ಓದಿ ಹಳೆ ಮಳಲಿನಲ್ಲಿ. ಸೊ ಆವಾಗ ಮುಳುಗಡೆ ಆಯಿತು. ಅಲ್ಲಿಂದ ನಾನು ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಸರ್ಕಾರಿ ಶಾಲೆಯಲ್ಲಿ ಸರಗೂರಲ್ಲಿ, ಅದಾದ ನಂತರ ಮೈಸೂರಲ್ಲಿ BA MA ಹಾಗೂ MSW ಮಂಗಳೂರಿನಲ್ಲಿ ಮುಗಿಸಿ ಭಾರತ ಸರ್ಕಾರದ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಇಲಾಖೆಯ ಗ್ರೂಪ್ ಎ ಆಫೀಸರಾಗಿ UPSC ಯಿಂದ 1989 ನಾನು ಆಯ್ಕೆಯಾದೆ. ಆಗಿ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಸುಮಾರು 17 ಜಿಲ್ಲೆಗಳಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದೆ. ಹಾಗೂ ಇದು ಆಲ್ ಇಂಡಿಯಾ ಕೇಡರ್ ಆಗಿರೋದ್ರಿಂದ ಭಾರತ ದೇಶದಲ್ಲಿ ನಾನು ದೆಹಲಿಯಲ್ಲಿ ಸುಮಾರು ವರ್ಷಗಳಿದ್ದೆ, ತಮಿಳುನಾಡು ಪಾಂಡಿಚೇರಿಯಲ್ಲಿ ಸುಮಾರು ವರ್ಷಗಳು ರಾಜ್ಯ ನಿರ್ದೇಶಕನಾಗಿ, ಎರಡೂ ರಾಜ್ಯಗಳ ರಾಜ್ಯ ನಿರ್ದೇಶಕನಾಗಿ ಕೆಲಸವನ್ನು ಮಾಡಿದೆ. ಹಾಗೆ ಸುಮಾರು 36 ವರ್ಷಗಳು ಸೇವೆಯನ್ನು ಸಲ್ಲಿಸಿ ರೀಜನಲ್ ಡೈರೆಕ್ಟರ್ ಆಗಿ ಇಡೀ ಸೌತ್ ಇಂಡಿಯಾದ ಎಲ್ಲ 5 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳೇನಿದೆ ಅದರ ರೀಜನಲ್ ಡೈರೆಕ್ಟರ್ ಆಗಿ ಈಗ್ಗೆ 1-1.5 ವರ್ಷದ ಹಿಂದೆ ರಿಟೈರ್ಡ್ ಆದೆ. ಸೊ ಈಗ ಪ್ರಸ್ತುತ ನಾನು ಮಗ್ಗೆಯಲ್ಲಿ, ನಮ್ಮ ಮನೆ ದೇವರು ಬಾಣೇಶ್ವರ, ಇದು ಎರೇಕೆರೆಹೊಂಡಿಯಲ್ಲಿ ಇದ್ದಂಥ ಒಂದು ದೊಡ್ಡ ಇತಿಹಾಸ ಪ್ರಸಿದ್ಧವಾದಂಥ ದೇವಾಲಯ, ಆ ಟ್ರಸ್ಟಿನ ಅಧ್ಯಕ್ಷರಾಗಿ ಕಳೆದ ಏಪ್ರಿಲಲ್ಲಿ ನನ್ನ ಆಯ್ಕೆ ಮಾಡಿದ್ದಾರೆ. ಅದರ ಪುನರಭಿವೃದ್ಧಿಗೆ ನಾನೀಗ ಕಳೆದ 4 ತಿಂಗಳಿಂದ ದೇವಸ್ಥಾನದ ಸಮಗ್ರ ಅಭಿವೃದ್ಧಿಗೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ.
1: ಸರ್, ಮೊದಲನೇದಾಗಿ ಈ ಒಂದು ದೇವಾಲಯಕ್ಕೆ ಈಗ ಬಾಣೇಶ್ವರ ಎಂಬ ಹೆಸರು ಏನಕ್ಕೆ ಬಂತು, ಜೊತೆಗೆ ಈ ದೇವಸ್ಥಾನದ ಒಂದು ಪುರಾತನ ಇತಿಹಾಸ ಏನು, ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ?
0: ಈ ಬಾಣೇಶ್ವರ ದೇವಾಲಯ ಸುಮಾರು 700 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ದೇವಾಲಯ. ಇದು ಎರೆಕೆರೆಹೊಂಡಿ ಅಂತೇಳಿ ಮಗ್ಗೆ ದಾಖಲೆಯಲ್ಲಿದ್ದಂಥ ಒಂದು ಗ್ರಾಮ ಅದು. ಅಲ್ಲಿ ಚೋಳರ ಕಾಲದಲ್ಲಿ ನಿರ್ಮಾಣವಾಯಿತು ಅಂತೇಳಿ ಇತಿಹಾಸ ಹೇಳುತ್ತೆ. ಆಗಿನ ಕಾಲದಲ್ಲಿ ಬಾಣೇಶ್ವರ, ಈಶ್ವರನ ಒಕ್ಕಲಿನವರು ಬಾಣೇಶ್ವರ ಅಂತೇಳಿ ಒಂದು ಪಂಗಡವಾಗಿ ಜೀವನ ಮಾಡ್ತಾಯಿದ್ರು. ಈಗಲೂ ಸಹ ನಮ್ಮ HDKOTE ತಾಲೂಕಿನಲ್ಲಿ ಅನೇಕ ಊರುಗಳಲ್ಲಿ ಬಾಣೇಶ್ವರನ ಒಕ್ಕಲಿನ ಜನಗಳನ್ನು ನಾವು ಗುರುತಿಸ್ಬೋದಾಗಿದೆ. ಸೊ ಹಾಗಾಗಿ ಬಾಣೇಶ್ವರ ಎಂಬ ಹೆಸರಿನ ಇದು ತುಂಬ ಪ್ರಸಿದ್ಧವಾದಂಥ ಒಂದು ದೇವಾಲಯ ಎರೇಕೆರೆಹೊಂಡಿಯಲ್ಲಿ ಇತ್ತು 1973. ಆದರೆ 1973 ಯಾವಾಗ ಕಬಿನಿ ಅಣೆಕಟ್ಟೆ ಕಟ್ಟಿದ್ವೋ ಅದು ಮುಳುಗಡೆ ಆಯಿತು. ಆಗ ಏನು ಮಾಡಿದರು, ಅದು ಕಲ್ಲಲ್ಲಿ ಕಟ್ಟಿದ್ದರಿಂದ ಆ ಕಟ್ಟಡವನ್ನು ಪೂರ್ಣ ಶಿಫ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಬರೀ ದೇವಾಲಯ ಮೂರ್ತಿಯನ್ನು ಮಾತ್ರ ಮತ್ತು ಮೂರ್ತಿಗಳನ್ನು ಮಾತ್ರ ಇಲ್ಲಿಗೆ ಶಿಫ್ಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಈಗಲೂ ಸಹ ಅದು ದೇವಾಲಯ ನೀರಲ್ಲೇ ಇದೆ, ಬೇಸಿಗೆ ಕಾಲಕ್ಕೆ ಗೋಚರವಾಗ್ತದೆ, ನಾವು ಹಾಗಾಗಿ ಹೋಗಿ ನೋಡ್ಕೊಂಡು ಬರ್ತೇವೆ, ಸಂಪೂರ್ಣ ಗೋಚರವಾಗುತ್ತೆ. ಆಗಿನ ಕಾಲದ ಕಟ್ಟಡ ಇನ್ನೂ ಅದು ಅಂದರೆ ಶಿಥಿಲಾವಸ್ಥೆಯಲ್ಲಿದೆ, ಆದರೆ ನೀರಿನೊಳಗಡೆನೆ ಇದೆ. ಈಗಂತೂ ಮುಳುಗ್ಬಿಟ್ಟಿದೆ ಅದು. ಸೊ ಹಾಗಾಗಿ 1972-73 ಮುಳುಗಡೆ ಆದಾಗ ಈ ಮಗ್ಗೆ ಕಾಲೋನಿಗೆ ಇದನ್ನು ಶಿಫ್ಟ್ ಮಾಡಿ ಒಂದು ಸಣ್ಣ ಒಂದು ಗುಡಿಸಲ್ ರೂಪದಲ್ಲಿ ಪ್ರಾರಂಭವಾಗ್ತು. 2006 ಇದಕ್ಕೆ ಒಂದು ದೇವಾಲಯವನ್ನು ಕಟ್ಟಬೇಕು ಅಂತೇಳಿ ಅನೇಕ ಜನ ಪ್ರಯತ್ನವನ್ನು ಮಾಡಿ ನಾವೆಲ್ಲರೂ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದೀವಿ. ಅನೇಕ ಜನ ಭಕ್ತಾದಿಗಳು ತನು ಮನ ಧನ ಸಹಕಾರವನ್ನು ಮಾಡಿ ಈಗ ಮಗ್ಗಿನ ಕಾಲದಲ್ಲಿ ಈ ಒಂದು ದೇವಾಲಯ 2011 ವಿದ್ಯುಕ್ತವಾಗಿ ಹೊಸ ಕಟ್ಟಡದಲ್ಲಿ ಉದ್ಘಾಟನೆಯಾಗಿ ಕಾರ್ಯಾರಂಭವನ್ನು ಮಾಡ್ತಾ ಇದೆ. ನಾನು ಈಗಾಗಲೇ ಹೇಳಿದೆ, ಕಳೆದ ಏಪ್ರಿಲ್ನಿಂದ ನಾನು ಅಧ್ಯಕ್ಷನಾದ ಮೇಲೆ ಇದಕ್ಕೆ ಅನೇಕ ಯೋಜನೆಗಳನ್ನು ಯೋಜಿಸಿ ಹಮ್ಮಿಕೊಳ್ಳುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ. ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಈಗ ನಾವು ಕಳೆದ 3-4 ತಿಂಗಳಿಂದ ಅಧ್ಯಕ್ಷನಾದ ಮೇಲೆ ಈ ದೇವಸ್ಥಾನಕ್ಕೆ ಒಂದು ಹೊಸ ರೂಪ ಕೊಡುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೆ. ಅದರಲ್ಲಿ ದೇವಸ್ಥಾನದಲ್ಲಿ ಒಂದು ಗರುಡಗಂಬವನ್ನು ಸ್ಥಾಪನೆ ಮಾಡಲಿಕ್ಕೆ ಯೋಚನೆಯನ್ನು ಮಾಡಿ, ಮತ್ತು ದೇವಸ್ಥಾನದ ಸುತ್ತ ಪ್ರಾಂಗಣ ಏನಿದೆ ಅಲ್ಲಿ ಅದನ್ನು ಇಂಟರ್ಲಾಕ್ ಹಾಕಲಿಕ್ಕೆ ವ್ಯವಸ್ಥೆ ಮಾಡಿದ್ವಿ. ಅದಕ್ಕೆ ಬೇಕಾದಂಥ ಹಣವನ್ನು ಈಗಾಗಲೇ ದಾನಿಗಳಿಂದ ಭಕ್ತಾದಿಗಳಿಂದ ಸಂಗ್ರಹ ಮಾಡತಕ್ಕಂಥ ಪ್ರಕ್ರಿಯೆ ಇನ್ನೂ ನಡೀತಾ ಇದೆ. ಸೊ ಈಗಾಗಲೇ ನಾವು ಕೋಲಾರಕ್ಕೆ ಹೋಗಿ ಸುಮಾರು 26 ಕಾಲಡಿ ಉದ್ದದ ಗರುಡಗಂಬವನ್ನು ಆಯ್ಕೆ ಮಾಡಿ ಅದರ ಕೆತ್ತನೆ ಈಗಾಗಲೇ ನಡೆದಿದೆ, ಅದು ಆಗಿದೆ. ಮುಂದಿನ ತಿಂಗಳು ಅಂದರೆ 9 ಸೆಪ್ಟೆಂಬರ್ ಗರುಡಗಂಬದ ಉದ್ಘಾಟನೆಯನ್ನು ನಾವು ವಿದ್ಯುಕ್ತವಾಗಿ ಈ ಮಗ್ಗೆ ಗ್ರಾಮದಲ್ಲಿ ಮಾಡ್ತೀವಿ. ಅದಕ್ಕೋಸ್ಕರವೇ ಇವತ್ತು ನಾವು ಇಲ್ಲಿ ಇರೋದು ಮಗ್ಗೆನಲ್ಲಿ. ಇವತ್ತು ಅದು ಆ ಗರುಡಗಂಬವನ್ನು ಕೂರಿಸ್ಬೇಕಾದ್ರೆ ಸುಮಾರು 5-6 ಆಳ ತೆಗೆದು ಶಾಸ್ತ್ರೋಕ್ತವಾಗಿ ಮತ್ತು ವೈಜ್ಞಾನಿಕವಾಗಿ ಎರಡು ರೀತಿಯಲ್ಲೂ

0: ಸಹ ಸರಿಯಾದಂಥ ಒಂದು ಅಡಿಪಾಯವನ್ನು ಆಗ್ತಕ್ಕಂಥ ಕೆಲಸ ಇವತ್ತು, ಪಾಯ ತೆಗಿತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಅದನ್ನು ನಾವು 9ನೇ ತಾರೀಕು ಸೆಪ್ಟೆಂಬರ್ ವಿದ್ಯುಕ್ತವಾಗಿ ಗರುಡಗಂಬವನ್ನು ಉದ್ಘಾಟನೆ ಮಾಡ್ತೀವಿ. ಜೊತೆಗೆ ಸುತ್ತ ಇಂಟರ್ಲಾಕ್ ವ್ಯವಸ್ಥೆಯನ್ನು ಹಾಕೋ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಜೊತೆಗೆ ನಮ್ಮ ದೇವಸ್ಥಾನದ ಹೆಸರಲ್ಲಿ ಸುಮಾರು ಒಂದು 1.5 ಎಕರೆಯಷ್ಟು ಜಮೀನಿದೆ. ಇಲ್ಲ, ಹೆಚ್ಚು ಕಡಿಮೆ 6 ಎಕರೆ ಇತ್ತು, ಅದು ಕೆಲವು ಕಾರಣಗಳಿಂದ ಬೇರೆಯವರು ಅದನ್ನ ಊರಿನ ಪೂರ್ವಾಭಿವೃದ್ಧಿಗೆ ಬಳಸ್ಕೊಂಡಿದ್ದಾರೆ. ಸೊ ಇನ್ನು 3 ಎಕರೆ 20 ಗುಂಟೆ ಜಮೀನಿದೆ. ಅದರ ಸುತ್ತ ಒಂದು ಕಾಂಪೌಂಡನ್ನು ಹಾಕಿ ಇದನ್ನು ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಮಾಡಲಿಕ್ಕೆ ನಾವು ಈಗ ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಸುತ್ತ ತೆಂಗಿನ ಗಿಡಗಳು ಮತ್ತು ಅಡಿಕೆ ಗಿಡಗಳನ್ನು ಹಾಕಿ ಒಂದು ಒಳ್ಳೆಯ ಒಂದು ಯಾತ್ರಾ ಸ್ಥಳವಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಜೊತೆಗೆ ಮಗ್ಗೆ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಳಿದ ತಕ್ಷಣ ಅದಕ್ಕೆ ಒಂದು ದೊಡ್ಡ ಸ್ವಾಗತ ಕಮಾನು, ಬಾಣೇಶ್ವರ ದೇವಸ್ಥಾನದ ಒಂದು ಸ್ವಾಗತ ಕಮಾನನ್ನು ಊರಿನ ಮುಂಭಾಗದಲ್ಲಿ ಮಾಡುವ ಒಂದು ಗುರಿಯನ್ನು ಇಟ್ಕೊಂಡಿದ್ದೀವಿ. ಮತ್ತು ಈ ದೇವಸ್ಥಾನದ ಬಾಗಿಲಲ್ಲೂ ಸಹ ಒಂದು ದೊಡ್ಡ ಸ್ವಾಗತ ಕಮಾನನ್ನು ನಿರ್ಮಿಸಲಿಕ್ಕೂ ಸಹ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇದರ ಜೊತೆಗೆ ಬಾಣೇಶ್ವರ ದೇವಸ್ಥಾನ ಏನಿದೆ, ಅದು ಭೀಮನಕೊಲ್ಲಿ ದೇವಸ್ಥಾನ, ಮಹದೇಶ್ವರ ದೇವಸ್ಥಾನ ಇದೆ. ಅದು ನದಿಯಿಂದ ಬ್ಯಾಕ್ ವಾಟರಿಂದ ಆ ಕಡೆ ಇದೆ, ಬ್ಯಾಕ್ ವಾಟರಿಂದ ಈ ಕಡೆ ಬಾಣೇಶ್ವರ ದೇವಸ್ಥಾನ ಇದೆ. ಸೊ ಮತ್ತು ಇದೇ ಬ್ಯಾಕ್ ವಾಟರಲ್ಲಿ 3 ಈಶ್ವರ ದೇವಸ್ಥಾನಗಳು ಬರ್ತವೆ. ಕಬಿನಿ ಬ್ಯಾಕ್ ವಾಟರಲ್ಲಿ 3 ಈಶ್ವರ ದೇವಸ್ಥಾನ, ಒಂದು ಮಗ್ಗೆಯ ಬಾಣೇಶ್ವರ ದೇವಸ್ಥಾನ, ಅದರಿಂದ ಆಚೆ ಕರೆಗೋದ್ರೆ ಭೀಮನಕೊಲ್ಲಿಯ ಶ್ರೀ ಮಹದೇಶ್ವರ ದೇವಸ್ಥಾನ, ಇನ್ನು ಆ ಕಡೆ ಕಿತ್ತೂರು ಅಂತಿತ್ತು, ತೆರಣಿಮಂಟಿ ಅಂತಿದೆ ಕಿತ್ತೂರು, ಹಳೆಯ ಕಿತ್ತೂರಲ್ಲಿ ಅಲ್ಲಿ ರವಿರಾಮೇಶ್ವರ ದೇವಸ್ಥಾನ ಇದೆ. ಇವೆಲ್ಲವೂ 3 ನದಿಯ ಹಿನ್ನೀರಿನ ಪಕ್ಕದಲ್ಲಿ, ಕಬಿನಿಯ ಹಿನ್ನೀರಿನ ಅಥವಾ ಬ್ಯಾಕ್ ವಾಟರ್ನ ಅಕ್ಕಪಕ್ಕದಲ್ಲಿ ಇರುವ ತ್ರಿಕೋನ ಕೃತಿಯಲ್ಲಿ ಇರತಕ್ಕಂಥ 3 ದೇವಸ್ಥಾನಗಳು. ಹಾಗಾಗಿ ಈ 3 ಒಟ್ಟುಗೂಡಿಸಿ ದೋಣಿಗಳಲ್ಲಿ ದೋಣಿ ವಿಹಾರ ಕೇಂದ್ರವನ್ನಾಗಿ ಮಾಡೋದ್ರ ಜೊತೆಗೆ ತ್ರಿ ಈಶಾ ಟೆಂಪಲ್ನ ಒಂದು ರಿಲಿಜಿಯಸ್ ಸೆಂಟರ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಗುರಿ ಇದೆ. ಅಂದರೆ ಜನರು ದೋಣಿಗಳಲ್ಲಿ ಬಾಣೇಶ್ವರ ದೇವಸ್ಥಾನದಿಂದ ಪ್ರಾರಂಭಿಸಿ ನದಿಯಲ್ಲಿ ಹಿನ್ನೀರಿನಲ್ಲೇ ದೋಣಿಗಳ ಮೂಲಕವಾಗಿ ಭೀಮನಕೊಲ್ಲಿ ಶ್ರೀ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ರವಿರಾಮೇಶ್ವರ ದೇವಸ್ಥಾನಕ್ಕೆ ಹೋಗಿ 3 ಈಶನ ದೇವಸ್ಥಾನಗಳನ್ನು ಸಂದರ್ಶನ ಮಾಡಿ ಕೈಂಕರ್ಯವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಈಗ ಸದ್ಯಕ್ಕೆ ಗರುಡಗಂಬ ಮತ್ತು ಇಂಟರ್ಲಾಕ್ ಆಗುತ್ತೆ, ಇಷ್ಟಿದೆ. ಇದ್ರ ಜೊತೆಗೆ ಬಾವಲಿಯಿಂದ ಈಗ ಕೇರಳ ಬಾರ್ಡರ್ ಬಾವಲಿಯಿಂದ ಮಗ್ಗೆವರೆಗೆ ಬಾಣೇಶ್ವರ ದೇವಸ್ಥಾನ ಎಷ್ಟು ದೂರದಲ್ಲಿದೆ ಅಂತೇಳಿ ಸೈನೇಜ್ ಬೋರ್ಡ್ಗಳನ್ನು ಹಾಕ್ತಿದ್ದೀವಿ. ಹ್ಯಾಂಡ್ ಪೋಸ್ಟಿಂದ ಮೈಸೂರು ಈ ಕಡೆಯವರೆಗೆ ಬಾಣೇಶ್ವರ ದೇವಸ್ಥಾನದ ಒಂದು ಸೈನೇಜ್ ಬೋರ್ಡ್ಗಳನ್ನು ಸಹ ದಾನಿಗಳಿಂದನೇ ತೆಗೆದುಕೊಂಡು ಅದನ್ನು ಹಾಕೋ ಒಂದು ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬಹುಶಃ ಇನ್ನೊಂದು ವರ್ಷದಲ್ಲಿ ಈ ಕೆಲಸವೆಲ್ಲ ಮಾಡಬೇಕಂತಿದ್ದೀವಿ. ಇನ್ನೊಂದು ತಿಂಗಳಲ್ಲಿ ದೇವರ ಕೃಪೆಯಿಂದ, ಬಾಣೇಶ್ವರನ ಕೃಪೆಯಿಂದ ಗರುಡಗಂಬ ಮತ್ತು ಇಂಟರ್ಲಾಕ್ ವ್ಯವಸ್ಥೆ ಆಗಿ ಈ ಒಂದು ದೇವಸ್ಥಾನ ಒಂದು ಹೊಸ ರೂಪವನ್ನು ಪಡ್ಕೊಳ್ತಾ ಇದೆ. ಇದಕ್ಕೆ ತನು ಮನ ಧನದ ಸಹಕಾರವನ್ನು ನೀಡಿರ್ತಕ್ಕಂಥವರು ಭಕ್ತಾದಿ ಕರ್ನಾಟಕದಾದ್ಯಂತ ಇದ್ದಾರೆ, ದೇಶದಾದ್ಯಂತ ಇದ್ದಾರೆ, ಬೇರೆ ದೇಶದಲ್ಲಿ ಇರ್ತಕ್ಕಂಥವರು ಸಹ ಈ ಒಂದು ದೇವಸ್ಥಾನಕ್ಕೆ ತಮ್ಮದೇ ಆದ ಕಾಂಟ್ರಿಬ್ಯೂಷನ್ನ ಕೊಡ್ತಾರೆ.
1: ಸರ್, ತಾವು ಮಾತಾಡ್ತಾ ತಿಳಿಸಿದ್ರಿ, ಈ ಒಂದು ದೇವಸ್ಥಾನ ಒಂದು ಎರೆಕೆರೆ ಹುಂಡಿ ಗ್ರಾಮದಲ್ಲಿತ್ತು, ಅಲ್ಲಿನ ಒಂದು ಕಟ್ಟಡದಲ್ಲಿ ಈ ಒಂದು ದೇವರ ಮೂರ್ತಿ ಇತ್ತು. ಕಬಿನಿ ಹಿನ್ನೀರಿನಲ್ಲಿ ಅದು ಮುಳುಗಡೆ ಆದಂತಹ ಸಂದರ್ಭದಲ್ಲಿ ದೇವರ ಮೂರ್ತಿಯನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಅಂತ. ಸರ್, ಅಲ್ಲಿ ಈ ಒಂದು ದೇವರ ಒಂದು ಕಟ್ಟಡ ಹೇಗಿತ್ತು, ಅಲ್ಲಿ ಯಾವುದಾದ್ರೂ ವಾಸ್ತುಶಿಲ್ಪ ಶೈಲಿಗಳು ಇದ್ವಾ, ಜೊತೆಗೆ ಈಗ ಪ್ರಸ್ತುತ ಇರುವಂತಹ ದೇವಸ್ಥಾನಗಳಲ್ಲಿ ವಾಸ್ತುಶಿಲ್ಪ ಶೈಲಿ ಆಗಿರ್ಬೋದು, ಇತರ ದೇವರುಗಳಾಗಿರ್ಬೋದು, ಏನೆಲ್ಲ ವಿಶೇಷತೆ ಇದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಹಿಂದೆ ಹಳೆ ದೇವಸ್ಥಾನ ಅದನ್ನು ವರ್ಣಿಸಲು ಅಸಾಧ್ಯವಾದಂತಂಗಿತ್ತು. ಅದು ಕಲ್ಲಿನ ಕಟ್ಟಡವಾಗಿತ್ತು ಗರ್ಭಗುಡಿ, ಇನ್ನು ಉಳಿದದ್ದೆಲ್ಲವೂ ಹಂಚಿನಲ್ಲಿ. ತುಂಬ ಸುಂದರವಾದಂಥ ದೇವಸ್ಥಾನ, ತುಂಬ ಸುಂದರವಾದದ್ದು. ಮತ್ತು ಅಲ್ಲಿ ಒಂದು ಗುಡಿ ಮಾಳ ಅಂತಿತ್ತು, ಸುಮಾರೊಂದು 12-13 ಎಕರೆ ಆ ದೇವಸ್ಥಾನಕ್ಕೆ ಸೇರಿದ ಜಮೀನೇನಿತ್ತು ಅದನ್ನು ಗುಡಿಮಾಳ, ಯಾರೂ ಅದನ್ನು ಆಕ್ರಮಿಸ್ಕೊಳ್ತಿರಲಿಲ್ಲ, ಏನೂ ಮಾಡ್ತಿರಲಿಲ್ಲ, ದೇವರ ಹೆಸರಲ್ಲೇ ಇದ್ದಂಥ ಒಂದು ಗುಡಿಮಾಳ. ಅಲ್ಲಿ ಅನೇಕ ಜನ ಅನೇಕ ಕಾರ್ಯಕ್ರಮಗಳಿಗೆ ಮಾಡ್ತಾಯಿದ್ರು. ಮತ್ತು ಈ ದೇವಸ್ಥಾನದ ಪಕ್ಕದಲ್ಲೇ ಕೆರೆ ಇತ್ತು, ತುಂಬ ಸುಂದರವಾದ ಕೆರೆ ಅಂದರೆ ನನ್ನ ಜೀವನದಲ್ಲಿ ನಾನಂತೂ ನೋಡಿಲ್ಲ. ಅಷ್ಟು ತಾವರೆ ಹೂಗಳನ್ನು ಬೆಳೀತಿದ್ದಂಥದ್ದು, ಅಷ್ಟು ತಾವರೆ ಹೂಗಳು ಬೆಳೀತಿದ್ದು. ಅದಕ್ಕೆ ಎರೆ ಕೆರೆ ಉಂಡಿ, ಎರೆ ಅಂದರೆ ಕಪ್ಪು ಮಣ್ಣು, ಎರೆಮಣ್ಣು, ಕೆರೆ ಎರೆ ಕೆರೆ ಉಂಡಿ ಅಂತೇಳಿ ಅದಕ್ಕೆ ಹೆಸರು ಬಂದಿತ್ತು ಅಂತೇಳಿ ಇತಿಹಾಸ ಹೇಳುತ್ತೆ. ಸರಿ, ಆ ಕೆರೆಯಲ್ಲಿ ಪಕ್ಕದಲ್ಲೇ ಇದು

0: ಇದ್ದದ್ದು. ತುಂಬ ವಾಸ್ತುಶಿಲ್ಪ ಅಂತ ಹೇಳಿದ್ರೆ ವಾಸ್ತುಶಿಲ್ಪ ಅಂತೇಳಿ ಕಲ್ಲಿನ ಕೆತ್ತನೆಯೆಲ್ಲ ಇಲ್ಲಿ ತಂದಿದ್ದೀವಿ. ಆದರೆ ಅದು ಒಂದು ರೀತಿ ಗ್ರಾಮೀಣ ಸೊಗಡಿನ ಹಿನ್ನೆಲೆಯ ದೇವಸ್ಥಾನವಾಗಿದ್ದು ಕೈ ಹಂಚಿನಲ್ಲಿ ನಿರ್ಮಾಣ ಮಾಡಿದ್ರು, ಒಳ್ಳೆಯ ಮರವನ್ನು ಹಾಕಿ. ಈಗ ನೋಡಿ ನಾವು ಇಲ್ಲಿ ಮಾರಿಗುಡಿಯಲ್ಲಿ ಕುಳಿತಿದ್ದೀವಿ, ಇದು ಸಹ ಇದೇ ರೀತಿ ಇದ್ದದ್ದು, ಅದೇ ರೀತಿ ಕಟ್ಟಿದ್ದಾರೆ ಇದನ್ನು. ಇಲ್ಲಿಗೆ ಬಂದ ಮೇಲೆ 72-73 ಸುಮಾರೊಂದು ಹೆಚ್ಚು ಕಡಿಮೆ ಒಂದು 20-22 ವರ್ಷ ಯಾವುದೇ ಒಂದು ಸಣ್ಣ ದೇವಸ್ಥಾನವಾಗಿತ್ತು ಬಣೇಶ್ವರ. ಎಲ್ಲರೂ ದಾನಿಗಳೆಲ್ಲ ಮನಸ್ಸು ಮಾಡಿದ್ರಿಂದ ಅದು ಈಗ ಒಂದು ಹೊಸ ರೂಪವನ್ನು ಪಡ್ಕೊಂಡಿದೆ. ಇಲ್ಲಿ ವಾಸ್ತುಶಿಲ್ಪದ ಬಗ್ಗೆ ನಾನು ಹೇಳೋದಾದರೆ ಅದಕ್ಕೆ ಹೆಚ್ಚಿಗೆ ಇದಿಲ್ಲ. ನೂತನ ಕಟ್ಟಡ ಇದು, ಕಾಂಕ್ರೀಟಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಕಟ್ಟಡವಾಗಿರೋದ್ರಿಂದ ಆಧುನಿಕತೆಯ ಸೊಗಡು ಸ್ವಲ್ಪ ಜಾಸ್ತಿ ಇದೆ. ಇನ್ನು ಉಳಿದದ್ದು ಅಷ್ಟೇನು ವಾಸ್ತುಶಿಲ್ಪದ ಬಗ್ಗೆ ಹೆಚ್ಚಿಗೆ ಹೇಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಆದರೆ ಮುಂದೆ ಗರುಡಗಂಬ ಏನಿದೆ ಅದನ್ನು ನಾವು ವ್ಯವಸ್ಥಿತವಾಗಿ ನಿರ್ಮಾಣ ಮಾಡ್ತಿದ್ದೀವಿ.
1: ಸರ್, ಇಲ್ಲಿನ ಒಂದು ಗರ್ಭಗುಡಿಯಲ್ಲಿರುವಂತಹ ಒಂದು ಶಿವಲಿಂಗದ ವಿಶೇಷತೆ ಏನು? ಇದು ಉದ್ಭವ ಲಿಂಗವೋ ಅಥವಾ ಇದು ಒಂದು ಪ್ರತಿಷ್ಠಾಪನೆ ಮಾಡಿದಂತಹ ಲಿಂಗವೋ, ಅದರ ಬಗ್ಗೆ ತಿಳಿಸೋದಾದ್ರೆ?
0: ಇದು ಸುಮಾರು 500-700 ವರ್ಷಗಳ ಹಿಂದೆ, ಇದು ಉದ್ಭವ ಲಿಂಗ ಅಂತೂ ಅಲ್ಲ, ಇದು ಪ್ರತಿಷ್ಠಾಪನೆ ಮಾಡಿರತಕ್ಕಂಥ ಒಂದು ಲಿಂಗ. ಚೋಳರ ಕಾಲದಲ್ಲಿ ಒಂದು ಐತಿಹ್ಯ ಇದೆ, ಆವಾಗ ರಾತ್ರೋರಾತ್ರಿ ನಿರ್ಮಾಣ ಮಾಡಿದ್ರು ಈ ದೇವಸ್ಥಾನವನ್ನು ಅಂತಕ್ಕಂಥದ್ದು. ಇದೊಂದು ಅದ್ಭುತವಾದಂಥ ಪ್ರತಿಷ್ಠಾಪನೆಗೊಂಡಿರತಕ್ಕಂಥ ಒಂದು ಲಿಂಗವಾಗಿದೆ ಬಾಣೇಶ್ವರ ಸ್ವಾಮಿ.
1: ಸರ್, ದೇವಾಲಯದ ಒಂದು ಆವರಣದಲ್ಲಿರುವಂತಹ ಇತರ ಒಂದು ಉಪದೇವತೆಗಳ ಸನ್ನಿಧಿಗಳ ಬಗ್ಗೆ ತಿಳಿಸೋದಾದ್ರೆ?
0: ಬಹಳ ಮುಖ್ಯವಾಗಿ ನಮ್ಮ ಬಾಣೇಶ್ವರ ದೇವಸ್ಥಾನದಲ್ಲಿ ಬಲಮುರಿ ಗಣೇಶ ಅಂತ ಹೇಳಿದೆ. ಇದು ನಾನು ಈಗಾಗಲೇ ಹೇಳಿದ್ನಲ್ಲ, ಕೆರೆ ಅಂತ, ಎರೆ ಕೆರೆ ಉಂಡಿ ಅಂತೇಳಿ. ಆ ಕೆರೆಯಲ್ಲಿ ಸಿಕ್ಕಿದಂಥದ್ದು ನಮ್ಮ ಹಿರಿಯರೊಬ್ಬರಿಗೆ ಕೈಗೆ ಸಿಕ್ತು ಅಂತೇಳಿ, ಅದನ್ನು ತಾವು ಈಗಲೂ ನೋಡ್ಬೋದು. ಬಲಮುರಿ ಗಣೇಶ ಅಂತೇಳಿ ಕರೀತೇವೆ. ಆ ದೇವಸ್ಥಾನದ ಒಳಾಂಗಣದಲ್ಲೇ ಬಲಮುರಿ ಗಣೇಶನನ್ನು ಸ್ಥಾಪನೆ ಮಾಡಲಾಗಿದೆ. ಇದು ಸಣ್ಣ ಮೂರ್ತಿಯಾಗಿತ್ತು, ಚಿಕ್ಕದಾಗ, ವರ್ಷದಿಂದ ವರ್ಷಕ್ಕೆ ಬೆಳೀತಾ ಇದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಅನೇಕ ಜನ ನಮ್ಮ ಈ ದೇವಸ್ಥಾನಕ್ಕೆ ಬರೋರು ಬಲಮುರಿ ಗಣೇಶನಿಗೆ ಅನೇಕ ಹರಕೆಗಳನ್ನು ಕಟ್ಟಿಕೊಳ್ತಾರೆ. ಅವರ ಹರಕೆಗಳು ಕಟ್ಟಿಕೊಂಡೋದ್ರಿಂದ ಅವರ ಇಷ್ಟಾರ್ಥಗಳು ಸಿದ್ಧಿಯಾಗಿರ್ತಕ್ಕಂಥ ಅನೇಕ ನಿದರ್ಶನ ಇದೆ. ಇದು ಒಂದು.
2: ನಾವು ಬಾಣೇಶ್ವರ ದೇವಸ್ಥಾನ ಅರ್ಚಕರು ಪೂಜಾರರು ಏನಂದರೆ ಈ ಬಲಮುರಿ ಗಣೇಶನ ಇತಿಹಾಸದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇದು ಹಳೆ ಊರಲ್ಲಿ ಕಬಿನಿ ಬೇಕಾಟವರೆಗೆ ಮುಂಚೆ ನಮ್ಮ ಮುತ್ತಾತ ಅರ್ಚಕ ದೊಡ್ಡಯ್ಯ ಪೂಜೆ ಮಾಡ್ತಿದ್ರು. ಅದರಲ್ಲಿ ಕೆರೆಯಲ್ಲಿ ಒಂದು ಸ್ವಲ್ಪ ಸಣ್ಣ ಗಣಪತಿ ಒಂದು ಸ್ವಲ್ಪ ಸಿಕ್ತು, ನಿಪಾಟಿರ್ತು. ಇವಾಗ ಎರಡಡಿ ಹತ್ರ ಬೆಳೆದಿದ್ದಾರೆ. ಅರ್ಚಕ ದೊಡ್ಡಯ್ಯ ಅವರು ಪೂಜೆ ಮಾಡ್ತಿದ್ರು ಹಳೆ ಊರಲ್ಲಿ. ಪೂಜೆ ಮಾಡ್ತಿದ್ದಾಗ ಈಗ 100 ಈಗ 2-3 ಅಡಿ ಹತ್ರ ಬೆಳೆದಿದ್ದಾರೆ ಗಣಪತಿ. ಅದು ಇತಿಹಾಸ. ನಮ್ಮ ಕರ್ನಾಟಕದಲ್ಲಿ ಬಲಮುರಿ ಗಣೇಶ ಇಲ್ಲ, ಇಲ್ಲೇ ನಮ್ಮ ಬಾಣೇಶ್ವರ ಮಗ್ಗೆ ಬಾಣೇಶ್ವರ ದೇವಸ್ಥಾನದಲ್ಲಿ ಬಲಮುರಿ ಗಣೇಶ ಇದೆ. ಬಂದು ತಾವು ನೋಡ್ಬೋದು. ನೋಡಿ ಅವ್ರಿಗೆ ನಿಮ್ಮ ಹರಕೆ, ನೀವು ಏನು ಕೋರಿಕೆ ಕೇಳ್ಕೊಳ್ತೀರಲ್ಲ ಕೋರಿಕೆ ಎಲ್ಲನೂ ಅಸು ಮಾಡಿಕೊಡ್ತಾರೆ. ಇತಿಹಾಸ ಗಣಪತಿ ಎಲ್ಲೂ ಇಲ್ಲ, ಕೆತ್ತಾಟನೆ ಏನಿಲ್ಲ, ತಾನೇ ಉದ್ಭವ ಗಣಪತಿ ಅಂತ ತಮ್ಮಲ್ಲಿ ಕೇಳ್ತಾ ಎಷ್ಟು ಮಾತುಗಳೇನು ಮುಗಿಸ್ತೀನಿ. ನಮ್ಮ ಹೆಸರು ಅರ್ಚಕ ಗಣೇಶ ಅಂತ, ಮಗ್ಗೆ ಗ್ರಾಮಸ್ಥರು.
0: ಅದ್ರ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವಿದೆ, ವಿಗ್ರಹ ಇದೆ. ಅದರ ಜೊತೆಗೆ ವೀರಭದ್ರೇಶ್ವರನ ವಿಗ್ರಹವಿದೆ ಮತ್ತು ತಾಯಿ ಪಾರ್ವತಿಯ ವಿಗ್ರಹ ಇದೆ. ಇವುಗಳು ಇವೆ. ಇವುಗಳ ಪಕ್ಕದಲ್ಲೇ ನಾವು ಮನಿಯಮ್ಮ ಅಂತೇಳಿ, ಮನಿಯಮ್ಮನ ದೇವಸ್ಥಾನ ಅಂತೇಳಿ ಇದೆ, ಅದನ್ನು ನೀವು ಪಕ್ಕದಲ್ಲೇ ನೋಡ್ಬೋದು. ಇದು ಸಹ ಒಂದು ಗ್ರಾಮೀಣ ಹಿನ್ನೆಲೆಯನ್ನು ಹೊಂದಿರತಕ್ಕಂಥದ್ದು. ನಮ್ಮ ಮನೆಯ ದೇವರು ಸಹ ಅದು ಒಂದು, ಈಶ್ವರ ಒಕ್ಕಲಿನವ್ರಿಗೆ ಮನೆಯಮ್ಮನ ದೇವಸ್ಥಾನವಿದೆ. ಅದು ಸಹ ಅನೇಕ ಪೂಜೆ ಕೈಂಕರ್ಯಗಳು ಪ್ರತಿ ದಿನ ಅಲ್ಲಿ ನಡೀತಾ ಇದೆ. ಎರಡು ದೇವಾಲಯಗಳು ಅಕ್ಕಪಕ್ಕದಲ್ಲೇ ಇದೆ. ನೀವು ಇದ್ರ ಜೊತೆಗೆ ನಾವು ಈಗೇನು ಕೊಡ್ತಿದ್ದೀವಿ, ಮೈಸೂರು ಮಗ್ಗೆ ಮಾರಮ್ಮನ ದೇವಸ್ಥಾನ ಅಂತೇಳಿ, ಇದು ಹಿಂದೆ ಹೇಗಿತ್ತು ಆವಾಗ ಹಳೆಯ ವಸ್ತುಗಳು, ಅಂಚುಗಳು ಮತ್ತು ತೀರು ರೀಪರ್ ಎಲ್ಲವೂ ಸಹ ಯಾವ ರೀತಿ ಇತ್ತು ಅದೇ ರೀತಿ ಇದನ್ನು ಇಲ್ಲಿ ತಂದು ಇನ್ಸ್ಟಾಲ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಆ ಮಾರಮ್ಮನ ದೇವಸ್ಥಾನ ಅಂತೇಳಿ. ಇವು 3-4, ಬಲಮುರಿ ವಿಘ್ನೇಶ್ವರ, ಮಾರಮ್ಮ, ಮನಿಯಮ್ಮ ಮತ್ತು ವೀರಭದ್ರೇಶ್ವರ, ಸುಬ್ರಹ್ಮಣ್ಯ ಮತ್ತು ಬಲಮುರಿ ವಿಘ್ನೇಶ್ವರ, ಈ ದೇವಸ್ಥಾನಗಳು ಇವು ಈ ಕ್ಷೇತ್ರದಲ್ಲಿ ಪ್ರಸಿದ್ಧವಾದಂಥ ಒಂದು ದೇವಾಲಯಗಳಾಗಿ ಜನರನ್ನು ಆಕರ್ಷಣೆ ಮಾಡ್ತವೆ.
1: ಸರ್, ಪ್ರತಿ ವರ್ಷ ಇಲ್ಲಿ ನಡೆಯುವಂತಹ ಅತಿ ದೊಡ್ಡ ಉತ್ಸವ ಆಗಿರ್ಬೋದು ಅಥವಾ ಜಾತ್ರೆ ಆಗಿರ್ಬೋದು ಯಾವುದು, ಮತ್ತು ಆ ಸಮಯದಲ್ಲಿ ಒಂದು ಭಕ್ತರ ಸಡಗರ ಹೇಗಿರುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ?
0: ನಾವು ಪ್ರತಿ ವರ್ಷ ನಮ್ಮಲ್ಲಿ ಶಿವರಾತ್ರಿ ಹಬ್ಬ, ವಿಶೇಷವಾಗಿ ಯುಗಾದಿ ಮತ್ತು ಶಿವರಾತ್ರಿ ಹಬ್ಬಗಳಲ್ಲಿ ವಿಶೇಷ ಪೂಜೆಯನ್ನು ಏರ್ಪಡಿಸ್ತೇವೆ. ಸಾವಿರಾರು ಜನ ಬರ್ತಾರೆ.

ಜೊತೆಗೆ ಜಾತ್ರೆ ಅಂತ ಯಾವುದು ನಾವು ಇಲ್ಲಿ ಮಾಡ್ತಾ ಇಲ್ಲ, ಆದರೆ ಪ್ರತಿ ವರ್ಷ ಸಾವಿರಾರು ಜನ ಬಂದು ದೇವರ ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾರೆ. ಆದರೆ ಮಾರಮ್ಮನ ದೇವಸ್ಥಾನ ಏನಿದೆ ಇಲ್ಲಿ ವಿಶೇಷವಾದದ್ದು, ಮಗ್ಗೆನಲ್ಲಿ ವಿಶೇಷವಾದ ಹಬ್ಬ ನಡೀತದೆ, ಒಂದು ಬೂದಿ ಹಬ್ಬ ಅಂತ ನಡೀತದೆ. ವರ್ಷಕ್ಕೊಂದು ಸರಿ ಬೂದಿ, ಎರಡು ವರ್ಷಕ್ಕೊಂದು ಸರಿ ನಡೆಯೋದು. ಇನ್ನು

0: ತರ ಬಣ್ಣ ಈ ಕಲರ್ ಆಕ್ಟರ್ ನೋಡಿ, ಯಾವುದು ಹೋಳಿ ಹಬ್ಬಕ್ಕೆ ಆ ರೀತಿ ಸಿಕ್ಕಿದವ್ರಿಗೆಲ್ಲ ಬೂದಿ. ಇದು ನಾನು ಕರ್ನಾಟಕದಲ್ಲಿ ಎಲ್ಲೂ ನೋಡಿಲ್ಲ, ಇಲ್ಲಿದೆ ಮಗ್ಗಿನ ನಮ್ಮೂರಲ್ಲಿ ಮಾತ್ರ ನೋಡಿರೋದು. ಸೊ ಹಾಗಾಗಿ ಬೂದಿ ಹಬ್ಬ ಅಂತಕ್ಕಂಥದ್ದು ವಿಶೇಷವಾದ ಹಬ್ಬ. ಮತ್ತು ಯಾರೇ ಯಾವ ದೊಡ್ಡ ಇವ್ರು ಬಂದ್ರೂ ಅವ್ರಿಗೆ ಬೂದಿ ಎರಚೋದು ಅದೊಂದು ಒಂದು ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು. ಇದು 2 ವರ್ಷಕ್ಕೊಂದು ಸಾರಿ ಇದೇ ಮಾರಮ್ಮನ ದೇವಸ್ಥಾನದ ಆವರಣದ ಮುಂಭಾಗದಲ್ಲಿ ನಡೀತು. ಇನ್ನೊಂದು ಸಾರಿ 2ನೇ ವರ್ಷಕ್ಕೆ ಬಿಲ್ಲು ಮತ್ತು ಕೊಂಡದ ಹಬ್ಬ ಅಂತ, ಇದು ಕೊಂಡ ಅಂತೇಳಿ ಅಂದರೆ ಬೆಂಕಿ ಕೆಂಡದ ಮೇಲೆ ನಡೀತಕ್ಕಂಥದ್ದು, ಅದು ಸಹ ನಡೀತದೆ. ಈಗಲೂ ನಡ್ಕೊಂಡು ಬರ್ತಾ ಇದೆ ಬೂದಿ ಹಬ್ಬ ಮತ್ತು ಬಿಲ್ಲಬ್ಬ.
1: ಸರ್, ಮುಂದೆ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿ ಯಾವ ರೀತಿ ವಿಶೇಷ ಪೂಜೆ ಅಥವಾ ಅಭಿಷೇಕಗಳು ನಡೆಯುತ್ತೆ?
0: ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ದೇವರಿಗೆ ಬಾಣೇಶ್ವರನಿಗೆ ಅಲಂಕಾರವನ್ನು ಮಾಡಿ ರುದ್ರಾಭಿಷೇಕ ಮತ್ತು ಇತರೆ ಸಾಂಪ್ರದಾಯಿಕ ಅಭಿಷೇಕಗಳನ್ನು ಮಾಡಲಾಗ್ತದೆ. ಪ್ರತಿದಿನ ನಾನು ಹೇಳ್ದಂಗೆ ಬಾಣೇಶ್ವರನಿಗೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಪೂಜೆಯನ್ನು ಮಾಡಲಾಗ್ತಾ ಇದೆ. ಪ್ರತಿದಿನ ದಿನನಿತ್ಯದ ಪೂಜಾ ಕೈಂಕರ್ಯಗಳು ನಡೀತಾನೆ ಇವೆ. ಅದರಲ್ಲೂ ಶಿವರಾತ್ರಿ ಹಬ್ಬದಲ್ಲಿ ವಿಶೇಷವಾಗಿ ಅನೇಕ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸ್ತಾರೆ. ಸಂಜೆ ಹೊತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಏರ್ಪಡಿಸ್ತಾರೆ. ಮತ್ತು ದೇವರ ಒಂದು ಕೃಪೆಗೆ ಜನರೆಲ್ಲರೂ ಪಾತ್ರರಾಗಲಿ ಅಂತೇಳಿ ಜಾಗರಣೆ ಏನಿದೆ ಶಿವರಾತ್ರಿನಲ್ಲಿ, ಆ ಜಾಗರಣೆಗೋಸ್ಕರ ಅನೇಕ ವ್ಯವಸ್ಥೆಯನ್ನು ಮಾಡ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ, ಸಂಜೆಯಿಂದ ಚಂದ್ರನಿಂದ ಸೂರ್ಯನವರೆಗೆ, ಅಂದರೆ ಚಂದ್ರನಿಂದ ಸೂರ್ಯನವರೆಗೆ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ವರ್ಷ ಇನ್ನೂ ವಿಶೇಷವಾಗಿ ನಾವು ಮಾಡ್ತೇವೆ ಅಂತಕ್ಕಂಥ ನಂಬಿಕೆ ನನಗಿದೆ, ದೇವರ ಆಶೀರ್ವಾದ.
1: ಸರ್, ಈ ಒಂದು ದೇವಾಲಯಕ್ಕೆ ಸಂಬಂಧಿಸಿದಂತೆ ಜನಜನಿತವಾಗಿರುವಂತಹ ಯಾವುದಾದ್ರೂ ಪವಾಡ ಅಥವಾ ಪ್ರತೀತಿಗಳು ಏನಾದರೂ ಇದ್ರೆ ಅದರ ಬಗ್ಗೆ ತಿಳಿಸೋದಾದ್ರೆ?
0: ನಾನು ತಿಳಿದಂಗೆ ಪವಾಡ ಇದೇನಿಲ್ಲ, ಆದರೆ ನಿಷ್ಠೆ ಇದೆ. ದೇವರುಗಳು ಬಾಣೇಶ್ವರ, ಬಲಮುರಿ ವಿಘ್ನೇಶ್ವರ, ಮನಿಯಮ್ಮ ಮತ್ತು ಮಗ್ಗೆ ಮಾರಮ್ಮ ಏನಿದೆ, ತುಂಬ ನಿಷ್ಠಾವಂತ ದೇವರುಗಳು. ಹಾಗಾಗಿ ಈ ದೇವರುಗಳನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ, ಇವನ್ ನಮ್ಮ ತಂದೆ ತಾಯಿ ನಮ್ಗೆ ಹೇಳ್ತಾ ಇದ್ರು, ಏನಾದ್ರು ಕಷ್ಟ ಬಂದರೆ ಬಾಣಪ್ಪ ಅಂತಿದ್ರು ಅಥವಾ ಮಗ್ಗೆ ಮಾರಮ್ಮ ಅಂಥೇಳಿ ಹರಕೆ ಕಟ್ಕೊಳ್ತಿದ್ರು. ಸೊ ಹಾಗಾಗಿ ನಮ್ಮ ತಂದೆ ತಾತ ಮುತ್ತಾತ್ರ ಕಾಲದಿಂದಲೂ ಆ ಒಂದು ನಂಬಿಕೆಯನ್ನು ಉಸಿ ಹಾಕ್ಸೋ ಹಾಗೆ ಈ ದೇವಾಲಯಗಳು ಬಾಣೇಶ್ವರ, ಮಗ್ಗೆ ಮಾರಮ್ಮ, ಮನಿಯಮ್ಮ ದೇವಾಲಯಗಳು ನಡೆದುಕೊಂಡು ಬಂದಿವೆ ಬಲಮುರಿ ವಿಘ್ನೇಶ್ವರನ ಸೇರಿ.
1: ಸರ್, ಈಗ ದೇವಾಲಯದ ಆಡಳಿತ ಮಂಡಳಿಯ ತಾವು ಅಧ್ಯಕ್ಷರಾದ ನಂತರ ಹಲವಾರು ಯೋಜನೆಗಳನ್ನು ಮುಂದಿನ ದಿನಗಳಲ್ಲಿ ಈಗ ಮಾಡಬೇಕು ಅಂತ ತಾವು ಯೋಜನೆಗಳನ್ನು ಹಮ್ಮಿಕೊಂಡಿರೋದ್ರ ಬಗ್ಗೆ ತಿಳಿಸಿದ್ರಿ. ಇದರ ಜೊತೆಗೆ ಇಲ್ಲಿಗೆ ಬರುವಂತಹ ಭಕ್ತರಿಗೆ ಒಂದು ದೇವಸ್ಥಾನದ ವತಿಯಿಂದ, ಜೊತೆಗೆ ಸಮಿತಿಯ ವತಿಯಿಂದ ಯಾವ ರೀತಿಯ ಒಂದು ಮೂಲಭೂತ ಸೌಕರ್ಯಗಳು ಪ್ರಸ್ತುತ ದಿನಗಳಲ್ಲಿ ಸಿಗ್ತಾ ಇದೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನೂ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಅದೇ, ನಾವೊಂದು ರಿಲಿಜಿಯಸ್ ಟೂರಿಸಂ ಮಾಡಿ ಬಾಣೇಶ್ವರನಿಂದ ಭೀಮನಕೊಲ್ಲಿ ಮಹದೇಶ್ವರನವರೆಗೆ ರವಿರಾಮೇಶ್ವರನನ್ನ ಮೂರನ್ನು ಸಂದರ್ಶನ ಮಾಡಿಕೊಂಡು ಬರ್ತಕ್ಕಂಥ ವ್ಯವಸ್ಥೆಯನ್ನು, ಬೋಟ್ಗಳನ್ನು ಟೂರಿಸಂ ಇಲಾಖೆ ಮತ್ತು ಮಹದೇಶ್ವರ ದೇವಸ್ಥಾನ ಏನಿದೆ ಭೀಮನಕೊಲ್ಲಿ ಮಹದೇಶ್ವರ ದೇವಸ್ಥಾನ ಸಮಿತಿಯವರ ಜೊತೆ ಮತ್ತು ರವಿರಾಮೇಶ್ವರ ದೇವಸ್ಥಾನದ ಸಮಿತಿಯವರ ಜೊತೆ, ಈ ಮೂರೂ ದೇವಸ್ಥಾನದ ಸಮಿತಿಯವರ ಜೊತೆ ಸಮನ್ವಯವನ್ನು ಸಾಧಿಸಿ ಇದೊಂದು ಟೂರಿಸಂ ಪ್ಲೇಸ್ ಮಾಡಲಿಕ್ಕೆ, ಅಂದರೆ ರಿಲಿಜಿಯಸ್ ಟೂರಿಸಂ, ಧಾರ್ಮಿಕ ಪ್ರವಾಸ ಅಥವಾ ದೋಣಿ ವಿಹಾರ ಕೇಂದ್ರವನ್ನಾಗಿ ಮಾಡೋದು ನಮ್ಮ ಗುರಿ ಇದೆ. ಈಗ ನಮ್ಮ ದೇವಸ್ಥಾನ ಈಗ ಬೆಳವಣಿಗೆ ಹಂತದಲ್ಲಿದೆ, ಯಾಕಂದರೆ ಅಲ್ಲಿ ಮೂಲಭೂತವಾದಂಥ ಸೌಕರ್ಯಗಳು ಕಡಿಮೆ ಇದೆ, ಬಟ್ ತುಂಬ ಕಡಿಮೆ ಇದೆ. ಶೌಚಾಲಯದ ವ್ಯವಸ್ಥೆ ಇದೆ, ಮತ್ತು ಒಂದು ಶ್ರೀನಿವಾಸ ಪ್ರಸಾದ್ ಅವರು MP ಆಗಿರುವಾಗ ಒಂದು 20 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಒಂದು ಸಮುದಾಯ ಭವನವನ್ನು ಕಟ್ಟಿಸಿ ಕೊಟ್ಟಿದ್ದಾರೆ. ಅಲ್ಲಿ ನಾವು ಸಣ್ಣ ಪುಟ್ಟ ಒಂದು 100 ಜನರವರಿಗೆ ಒಂದು ಸಭೆ ಸಮಾರಂಭ ಅಥವಾ ಹುಟ್ಟಿದ ಹಬ್ಬಗಳು ಅಥವಾ ಇನ್ಯಾವುದೇ ಒಂದು ಶುಭ ಕೆಲಸಗಳನ್ನು ಕಾರ್ಯಗಳನ್ನು ಮಾಡಲಿಕ್ಕೆ ಅಲ್ಲೂ ಅದನ್ನು ಸಹ ನಾವು ಬಾಡಿಗೆ ಕೊಡ್ತೀವಿ ಎಲ್ಲ ವರ್ಗದವರು ಇಂಥವ್ರಿಗೆ ಅಂತಿಲ್ಲ. ಜೊತೆಗೆ ಇನ್ನೂ ನೀರು ಮತ್ತು ಸ್ವಚ್ಛತೆ ವ್ಯವಸ್ಥೆ ಅದು ಇನ್ನೂ ಇಂಪ್ರೂವ್ ಆಗಬೇಕಾಗಿದೆ, ಅದನ್ನು ಮಾಡ್ತೀವಿ. ಮುಂದೆ 1-2 ವರ್ಷದಲ್ಲಿ ತುಂಬ ಪ್ರಸಿದ್ಧವಾದ ಒಂದು ಕೇಂದ್ರವನ್ನಾಗಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದೀವಿ. ದೇವರ ಮಹೇಶ್ವರನ ಆಶೀರ್ವಾದ, ಮಾರಮ್ಮನ ಆಶೀರ್ವಾದ.
1: ಸರ್, ಈ ಒಂದು ದೇವಾಲಯ ಒಂದು ಸ್ಥಳೀಯ ಸಮುದಾಯದೊಂದಿಗೆ ಹೇಗೆ ಬೆಸ್ಕೊಂಡಿದೆ, ಶೈಕ್ಷಣಿಕ ಅಥವಾ ಸಾಮಾಜಿಕ ಕಾರ್ಯಕ್ರಮದಲ್ಲಿ ದೇವಾಲಯದ ಪಾತ್ರ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ, ಅದ್ರ ಬಗ್ಗೆ ಹೇಳೋದು.
0: ಈ ದೇವಾಲಯ ತಂದೆ ಆದಂಥ ಹಿರಿಮೆಯನ್ನು ಹೊಂದಿದೆ. ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಜನರಲ್ಲಿ ಸದ್ಬುದ್ಧಿಯನ್ನು ಕೊಡುವ ಒಂದು ಕೇಂದ್ರವಾಗಿ

0: ಮಾರ್ಪಾಡಾಗ್ತಾ ಇದೆ ಅಂತಕ್ಕಂಥದ್ದು ನನ್ನ ಆಶಯ. ಬಹುಶಃ ಆ ಒಂದು ದೃಷ್ಟಿಯಿಂದ ವರ್ಷದಿಂದ ವರ್ಷಕ್ಕೆ ಬರುವ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಬಹುಶಃ ಅದು ಇನ್ನೂ ಜಾಸ್ತಿ ಆಗ್ಬೋದು. ಸೊ ಇದೊಂದು ಎಲ್ಲ ವರ್ಗದವರಿಗೂ ಸೇರಿರ್ತಕ್ಕಂಥದ್ದು, ಯಾವುದೇ ಒಂದು ವರ್ಗ ಒಂದು ಜಾತಿ ಅಥವಾ ಧರ್ಮಕ್ಕೆ ಮೀಸಲಾಗಿದೆ. ಎಲ್ಲ ವರ್ಗದವರು ಇದರಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇರತಕ್ಕಂಥದ್ದು ಬಾಣೇಶ್ವರ ದೇವಸ್ಥಾನದ ಒಂದು ವಿಶೇಷ.
1: ಸರ್, ದೇವಸ್ಥಾನಕ್ಕೆ ಭೇಟಿ ನೀಡುವಂತಹ ಭಕ್ತರು ಸಾಮಾನ್ಯವಾಗಿ ಯಾವೆಲ್ಲ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ, ಇಲ್ಲಿ ಪ್ರಾರ್ಥಿಸಿದರೆ ಎಂತಹ ಫಲಗಳು ಸಿಗ್ತವೆ ಅನ್ನೋ ನಂಬಿಕೆಗಳು ಈ ಪ್ರಸ್ತುತ ದಿನಗಳಲ್ಲೂ ಸಹ ಇದೆ, ಅದರ ಬಗ್ಗೆ ಹೇಳೋದಾದ್ರೆ.
0: ಪ್ರತಿಯೊಬ್ಬರು ತಮಗೆ ಬೇಕಾದನ್ನ ಗುಪ್ತವಾಗಿ ಇಟ್ಟುಕೊಂಡು ಪ್ರಾರ್ಥನೆ ಮಾಡ್ತಾರೆ. ಸೊ ನನಗೆ ದೇವರೇ ಇದು ಒಳ್ಳೇದು ಮಾಡಪ್ಪ, ನನಗೊಂದು ಒಳ್ಳೆ ಕೆಲಸ ಕೊಡುವಂತಲೋ, ಆಯಸ್ಸು ಆರೋಗ್ಯ ಮತ್ತು ಅಭಿವೃದ್ಧಿಯನ್ನು ಕೊಡುವಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ಅವರವರ ಭಕ್ತಿಗೆ ಅನುಸಾರವಾಗಿ ದೇವರು ಕರುಣೆಯನ್ನು ತೋರಿಸ್ತಾನೆ ಅಂತಕ್ಕಂಥದ್ದು ನನ್ನ ಒಂದು ನಂಬಿಕೆ. ಹಾಗಾಗಿಯೇ ಜನರು ಈ ಒಂದು ಬಾಣೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಮನಸ್ಪೂರ್ವಕವಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಈ ಕ್ಷೇತ್ರ ಅಭಿವೃದ್ಧಿಯ ಪ್ರಾರಂಭಿಕ ಹಂತಗಳನ್ನು ಈಗ ದಾಟಿ ಇನ್ನು ಮುಂದುವರಿತಾ ಇದೆ.
1: ಸರ್, ಕೊನೆಯದಾಗಿ ಈ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಭಕ್ತರಿಗೆ ಅಥವಾ ನಮ್ಮ ಕೇಳುಗರಿಗೆ ನೀವು ಏನಾದರೂ ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡೋದಾದರೆ ಏನಂತ ಕೊಡೋದಕ್ಕೆ ಬಯಸ್ತೀರಾ?
0: ದಯಮಾಡಿ ಎಲ್ಲರೂ ಮಗ್ಗೇಶ್ರೀ ಬಾಣೇಶ್ವರ ದೇವಸ್ಥಾನಕ್ಕೆ ಬನ್ನಿ. ಬಾಣೇಶ್ವರ ದೇವಸ್ಥಾನದಲ್ಲಿ ಬಲಮುರಿ ಗಣೇಶನ ಮತ್ತು ಮನೆಯಮ್ಮ ಮತ್ತು ಮಗ್ಗೆ ಮಾರಮ್ಮನ ಸನ್ನಿಧಿಯಲ್ಲಿ ಬಂದು ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಆ ಮೂಲಕ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವು ನೀವುಗಳೆಲ್ಲ ಪ್ರಯತ್ನವನ್ನು ಮಾಡೋಣ ಅಂತ ಬುದ್ಧಿಯನ್ನು ದೇವರು ಕೊಡಲಿ. ಮತ್ತು ಮುಂದಿನ ಸೆಪ್ಟೆಂಬರ್ 9ನೇ ತಾರೀಕು ನಡೀತಕ್ಕಂಥ ಗರುಡ ಕಂಬದ ಪ್ರತಿಷ್ಠಾಪನಾ ಕಾರ್ಯಕ್ರಮ ಏನಿದೆ ಅದಕ್ಕೆ ತಾವುಗಳೆಲ್ಲ ಬರಬೇಕು. ಊರಿನ ಎಲ್ಲರೂ, ಇಡೀ ತಾಲೂಕಿನ ಎಲ್ಲರೂ, ಬೇರೆ ಬೇರೆ ಕಡೆಯಿಂದನೂ ಸಹ ಜನ ಬರ್ತಿದ್ದಾರೆ. ನೀವುಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ಳಿ.
1: ಇಲ್ಲಿಯವರೆಗೂ ಎಚ್ ಡಿ ಕೋಟೆ ತಾಲೂಕಿನ ಎನ್ಬಿಳತೂರು ಗ್ರಾಮ ಪಂಚಾಯಿತಿಯ ಮಗ್ಗೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಬಾಣೇಶ್ವರ ದೇವಾಲಯದ ಇತಿಹಾಸ, ವೈಭವ, ಹಬ್ಬಗಳ ಆಚರಣೆ, ಜಾತ್ರೆ ಮತ್ತು ದೇವಸ್ಥಾನದ ವಿಶೇಷತೆಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಸೋ ಮಚ್. ದೇವರು ನಿಮಗೆ ಆಯಸ್ಸು ಆರೋಗ್ಯ ಎಲ್ಲವನ್ನು ಕೊಟ್ಟು ಒಳ್ಳೇದು ಮಾಡಲಿ, ನಿಮ್ಮ ವಾಹಿನಿಗೂ ಸಹ ಒಳ್ಳೇದು ಮಾಡಲಿ. ಡಾಕ್ಟರ್ ಬಾಲಸುಬ್ರಹ್ಮಣ್ಯವರು ನಮ್ಮ ಆತ್ಮೀಯ ಸ್ನೇಹಿತರು, ಎಲ್ರಿಗೂ ಒಳ್ಳೇದು ಮಾಡಲಿ, ನಿಮ್ಮ ಸಂಸ್ಥೆಗೂ ಸಹ ಒಳ್ಳೇದು ಮಾಡಲಿ ಅಂತೇಳಿ ಹಾರೈಸುವವರಲ್ಲಿ ನಾನು ಸಹ ಒಬ್ಬನಾಗ್ತೇನೆ. ನಮಸ್ಕಾರ.
1: ಪ್ರಿಯ ಕೇಳುವರೇ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಎನ್ಬಿಳತೂರು ಗ್ರಾಮ ಪಂಚಾಯಿತಿಯ ಮಗ್ಗೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ಬಾಣೇಶ್ವರ ದೇವಸ್ಥಾನದ ಕುರಿತು ಭಾರತ ಸರ್ಕಾರದ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯದ ನಿವೃತ್ತ ರಾಜ್ಯ ನಿರ್ದೇಶಕರಾಗಿರುವ ಹಾಗೂ ಬಾಣೇಶ್ವರ ದೇವಸ್ಥಾನ ಸಮಿತಿಯ ಪ್ರಸ್ತುತ ಅಧ್ಯಕ್ಷರಾಗಿರುವ ಶ್ರೀಯುತ ಎಂ ಎನ್ ನಟರಾಜುರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ದೇವಾಲಯದ ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಯಶರಿಕೋಟೆ ತಾಲೂಕು ಎನ್ಬೆಳ್ತೂರು ಗ್ರಾಮ ಪಂಚಾಯಿತಿಯ ಮಗ್ಗೆ ಗ್ರಾಮದಲ್ಲಿರುವ ಅತ್ಯಂತ ಪುರಾತನವಾದ ದೇವಾಲಯವಾದ ಬಾಣೇಶ್ವರ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಮತ್ತು ಆಚರಣೆಗಳ ಕುರಿತು ಭಾರತ ಸರ್ಕಾರದ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವಾಲಯದ ನಿವೃತ್ತ ರಾಜ್ಯ ನಿರ್ದೇಶಕರು ಹಾಗೂ ಬಾಣೇಶ್ವರ ದೇವಾಲಯದ ಸಮಿತಿಯ ಪ್ರಸ್ತುತ ಅಧ್ಯಕ್ಷರಾದ ಶ್ರೀಯುತ ಎಂಎನ್ ನಟರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
0: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
2: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
0: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮು ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
0: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ

0: ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾ ಇರ್ತಾನೆ ಯಾಕೋ.
1: ಓ ಕುಮಾರ, ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
0: ಹೂಸಿದ್ದ, ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತಮ ಆಗ್ಬಿಡ್ತೀನಿ ನಾನು, ನನಗೆ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಗಾ ಎಲ್ಲಾನು ಬಿಟ್ಬಿಡ್ತೀನಿ.
2: ಇದು ನಮ್ ಸಿದ್ದಣ್ಣ ಅಂದ್ರೆ, ನಮ್ ಸಿದ್ದಣ್ಣನ ತರಾನ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
0: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ಇನ್ನು ಮುಂದೆ ಕೇಳಿಬರೋಣ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ರಾವಣ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮ.
5: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
6: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
5: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
6: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
5: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
6: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ.
5: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
6: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 7 ಮತ್ತು 8ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಮಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್. ಅರ್ಜುನ, ಎಲ್ಲ ಪ್ರಾಣಿಗಳು ಪ್ರಳಯ ಕಾಲದಲ್ಲಿ ನನ್ನ ಪ್ರಕೃತಿಯನ್ನ ಸೇರುತ್ತವೆ, ಪುನಃ ಸೃಷ್ಟಿಯ ಕಾಲದಲ್ಲಿ ನಾನು ಅವುಗಳನ್ನು ಸೃಷ್ಟಿಸುತ್ತೇನೆ, ಹಾಗೆಯೇ ನನ್ನ ಪ್ರಕೃತಿಯನ್ನ ಅಧಿಷ್ಠಾನ ಮಾಡಿಕೊಂಡು ಪ್ರಕೃತಿಯ ವಶವಾದ ಅಸ್ವತಂತ್ರವಾದಂಥ ಈ ಪ್ರಾಣಿವರ್ಗಗಳನ್ನೆಲ್ಲ ನಾನು ಪುನಃ ಪುನಃ ಸೃಷ್ಟಿಸುತ್ತಿರುವೆನು ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ಸಮಷ್ಟಿ ರೂಪದಲ್ಲಿ ಮಾಯಾ ಉಪಹಿತ ಪರಬ್ರಹ್ಮನನ್ನೇ ಈಶ್ವರ ಅಥವಾ ಸೃಷ್ಟಿಕರ್ತ ಎಂದು ಕರೆಯುವಂಥದ್ದು. ವ್ಯಷ್ಟಿ ರೂಪದಲ್ಲಿ ಅವಿದ್ಯ ಉಪಹಿತ ಪರಬ್ರಹ್ಮನನ್ನೇ ಜೀವ ಎಂದು ಕರೆಯುವಂಥದ್ದು. ಹೀಗೆ ಒಂದೇ ಸೂರ್ಯನು ಗಂಗಾ ನದಿಯ ಶುದ್ಧ ನೀರಿನಲ್ಲಿಯೂ ಮತ್ತು ತೋಡಿನಲ್ಲಿ ಹರಿಯುವಂತಹ ಕೊಳಕು ನೀರಿನಲ್ಲಿಯೂ ಪ್ರತಿಬಿಂಬಿಸುತ್ತಿದ್ದರೂ ಕೂಡ ಸೂರ್ಯನ ಬಿಂಬಕ್ಕೆ ಅದರಿಂದ ಯಾವ ಹಾನಿಯೂ ಇಲ್ಲ. ಉಪಾಧಿಗಳಲ್ಲಷ್ಟೇ ಭೇದ, ಸೂರ್ಯನು ಒಬ್ಬನೇ ಒಬ್ಬ. ಹಾಗಾಗಿ ಪರಮಾತ್ಮನಿಂದ ಜೀವಿಗಳ ಉತ್ಪತ್ತಿಯಾಗಿರುವುದು ಮಾಯೆಯಿಂದಾಗಿ. ಈ ಮಾಯೆಯು ಪರಮಾತ್ಮನದೇ ಆದ ಶಕ್ತಿ. ಕಲ್ಪದ ಆದಿಯಲ್ಲಿ

ಎಲ್ಲ ಜೀವರಾಶಿಗಳು ಮಾಯೆಯಿಂದಾಗಿ ಉತ್ಪತ್ತಿಯಾಗಿ ಕೊನೆಗೆ ಕಲ್ಪಾಂತ್ಯದಲ್ಲಿ ಅದೇ ಮಾಯೆಯಲ್ಲಿ ಲಯವಾಗುತ್ತವೆ. ಇದೆಲ್ಲವೂ ನಡೆಯುವಂಥದ್ದು ಪರಬ್ರಹ್ಮನ ಸನ್ನಿಧಿಯಲ್ಲಿ. ಪರಬ್ರಹ್ಮನು ಮಾಯೆಗೆ ಶಕ್ತಿಯನ್ನು ಕೊಡುವನು. ಪರಬ್ರಹ್ಮನ ವಿನಃ ಮಾಯೆಗೆ ಏನೇನು ಮಾಡಲು ಸಾಧ್ಯವಿಲ್ಲ. ಅದನ್ನೇ ಪರಮಾತ್ಮ ಇಲ್ಲಿ ಹೇಳಿರುವಂಥದ್ದು. ನನ್ನ ಮಾಯಾಶಕ್ತಿಯನ್ನು ಆಧರಿಸಿಕೊಂಡು ಎಲ್ಲ ಜೀವರಾಶಿಗಳ ಉತ್ಪತ್ತಿಯನ್ನೂ ಕೂಡ ಮಾಡುತ್ತಿರುವೆನು ಎಂದು. ಎಲ್ಲ ಜೀವರಾಶಿಗಳು ಮಾಯೆಯ ಒಳಗಿರುವುದರಿಂದ ಅವುಗಳಿಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ. ವೇದಾಂತದಲ್ಲಿ ಈ ಜಗತ್ತನ್ನು ಸಮಷ್ಟಿ ದೃಷ್ಟಿಯಿಂದ ಹಾಗೂ ವ್ಯಷ್ಟಿ ದೃಷ್ಟಿಯಿಂದ ತಿಳಿಸುವಂತಹ ಪದ್ಧತಿ ಇದೆ. ಇದು ಎಷ್ಟೋ ಸಾಧಕರನ್ನು ಗೊಂದಲಕ್ಕೊಳಪಡಿಸುವುದೂ ಉಂಟು. ಸಮಷ್ಟಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಅದನ್ನು ವ್ಯಷ್ಟಿ ಪ್ರಪಂಚದಲ್ಲಿ ಹೋಲಿಸಿಕೊಂಡು ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಸರಿಯಾಗಿ ಅರ್ಥವಾಗುವುದು ಆಗಲೇ. ನಿದ್ದೆಯಲ್ಲಿರುವಾಗ ಅತ್ಯಂತ ಕಡುಪಾಪಿ ಮತ್ತು ಪರಮ ಸಾಧು ಇಬ್ಬರೂ ಕೂಡ ಒಂದೇ ರೀತಿ ಕಾಣುತ್ತಾರೆ. ಏಕೆಂದರೆ ಆ ಸ್ಥಿತಿಯಲ್ಲಿ ಅವರಿಗೆ ಶರೀರ, ಮನಸ್ಸು ಮತ್ತು ಬುದ್ಧಿಗಳಲ್ಲಿ ತಾದಾತ್ಮ್ಯವಿಲ್ಲ. ಎದ್ದು ಬಂದಾಗ ಕಡುಪಾಪಿಯ ಮನಸ್ಸು ಕೆಟ್ಟ ವಿಚಾರಗಳನ್ನು ಕಾರ್ತಾ ಇರುತ್ತೆ. ಮಹಾತ್ಮನ ಮನಸ್ಸು ಮಹಾನ್ ವಿಚಾರಗಳನ್ನೇ ಹೊರಗೆಡಹುತ್ತಿರುತ್ತದೆ. ಹಾಗಾಗಿ ಇಬ್ಬರ ಅಂತಃಕರಣದಲ್ಲೂ ಕೂಡ ಅಂತಃಕರಣ ವೃತ್ತಿಗಳನ್ನು ಬೆಳಗುವ ಚೈತನ್ಯ ಮಾತ್ರ ಒಂದೇ ಒಂದು. ಇಬ್ಬರೂ ಅವರವರ ಪ್ರಕೃತಿಗೆ ಅನುಗುಣವಾಗಿ ಅವಶರಾಗಿ ವರ್ತಿಸುತ್ತಾರೆ. ಪಾಪಿಗೆ ಮಹಾತ್ಮನ ಹಾಗೆ ವರ್ತಿಸೋಣ ಎಂದರೂ ಸಾಧ್ಯವಿಲ್ಲ. ಅದೇ ರೀತಿ ಮಹಾತ್ಮನಿಗೆ ಕಡುಪಾಪಿಯಂತೆ ವರ್ತಿಸಲು ಕೂಡ ಸಾಧ್ಯವಿಲ್ಲ. ಅವರವರ ಮನಸ್ಸಿಗೆ ಸರಿಯಾಗಿ ಅವರವರ ಜೀವನ. ಕರ್ಮಕ್ಕೆ ಸರಿಯಾಗಿ ಫಲವಿರಲೇಬೇಕು ತಾನೆ. ಹಾಗಿರುವಾಗ ಜಗತ್ತಿನ ಉತ್ಪತ್ತಿ, ಸ್ಥಿತಿ ಮತ್ತು ಲಯಗಳಿಗೆ ಪರಮಾತ್ಮನು ಕಾರಣನಾಗಿರುವುದಾದರೆ ಅವನ ಮೇಲೆ ಅದರಿಂದ ಒಂದಷ್ಟು ಪರಿಣಾಮಗಳು ಕೂಡ ಆಗಬಹುದು. ಹಾಗಾಗಿ ಭಗವಂತನ ಪ್ರಕೃತಿ ತ್ರಿಗುಣಗಳಿಂದ ಆಗಿದೆ. ಅದೇ ಸತ್ವ, ರಜಸ್ಸು ಮತ್ತು ತಮಸ್ಸು. ನಾವು ನೋಡುವ ಈ ವಿಶ್ವವೆಲ್ಲ ಈ ಗುಣಗಳ ತರತಮದಿಂದ ಆದುವಂಥದ್ದು. ಯಾವುದನ್ನು ನಾವು ಪ್ರಳಯ ಮತ್ತು ಸೃಷ್ಟಿ ಎನ್ನುತ್ತೇವೆಯೋ ಅದು ಸಾಗರದಲ್ಲಿರುವ ಅಲೆಗಳಂತೆ. ಎದ್ದಾಗ ಸೃಷ್ಟಿ, ಬಿದ್ದಾಗ ಪ್ರಳಯ. ಹೀಗೆ ಎಷ್ಟೋ ಪ್ರಳಯ ಸೃಷ್ಟಿಗಳು ಆಗಿವೆ, ಮುಂದೆ ಆಗಲಿವೆ. ಪ್ರಳಯದಲ್ಲಿ ನಾಮರೂಪಗಳ ಸ್ಥೂಲ ನಾಶವಾಗುತ್ತೆ, ಆದರೆ ಅವುಗಳ ಹಿಂದೆ ಇರುವಂಥ ಸ್ವಭಾವ ಮಾತ್ರ ಹಾಗೆಯೇ ಸೂಕ್ಷ್ಮ ಅವಸ್ಥೆಯಲ್ಲಿಯೇ ಇರುತ್ತೆ. ಇವು ಪ್ರಕೃತಿಯ ಉಗ್ರಾಣದಲ್ಲಿರುವಂಥದ್ದು. ದೊಡ್ಡ ಮರ ಹೇಗೆ ಸಣ್ಣ ಬೀಜದಲ್ಲಿರುವುದೋ ಹಾಗೆ ಕಾರಣಾವಸ್ಥೆಯಲ್ಲಿ ಪ್ರಪಂಚವೆಲ್ಲ ಸುಪ್ತಾವಸ್ಥೆಯಲ್ಲಿರುತ್ತದೆ. ಯಾವಾಗ ಸೃಷ್ಟಿ ಪ್ರಾರಂಭವಾಗುವುದೋ ಆಗ ಉಗ್ರಾಣದಲ್ಲಿರುವ ಬೀಜಗಳನ್ನು ಪುನಃ ದೇವರು ಬಿತ್ತುತ್ತಾನೆ. ಬ್ರಹ್ಮಾಂಡವೆಂಬ ಸೃಷ್ಟಿ ಕ್ರಮೇಣ ಹುಲಸಾಗಿ ಬೆಳೆಯುತ್ತೆ. ಇಲ್ಲಿ ಎರಡು ಕೆಲಸಗಳನ್ನು ಮಾಡುವಂಥವನು ಅವನು. ಸೃಷ್ಟಿಗಳನ್ನು, ಪ್ರಪಂಚವನ್ನು ಸೃಷ್ಟಿಸ್ತಾನೆ ಪ್ರಾರಂಭದಲ್ಲಿ. ನಂತರ ನಿಷ್ಕರುಣೆಯಂತೆ ಎಲ್ಲವನ್ನೂ ಹಿಂದಕ್ಕೆ ಕಸಿದುಕೊಳ್ಳುತ್ತಾನೆ ಪ್ರಳಯ ಕಾಲದಲ್ಲಿ. ಮನೆಯ ಮುಂದೆ ಮಗು ಮಣ್ಣಿನ ಮನೆಯನ್ನು ಕಟ್ಟಿಕೊಂಡು ಆಡುತ್ತೆ. ಹೋಗುವ ಸಮಯ ಬಂದಾಗ ಅದರ ಮೇಲೆ ನಿಂತು ಎಲ್ಲವನ್ನೂ ಕೆಡವಿ ಹೊರಟು ಹೋಗುತ್ತೆ. ಅದಕ್ಕೆ ಕಟ್ಟುವುದೂ ಒಂದು ಆಟವೇ, ಕೆಡಹುವುದೂ ಒಂದು ಆಟವೇ. ಹಾಗೆಯೇ ಬ್ರಹ್ಮಾಂಡದ ಸೃಷ್ಟಿ ಸಂಹಾರಗಳು ಈ ಭಗವಂತನಿಗೆ ಮೀಸಲು. ಹಾಗಾಗಿ ಬದ್ಧರಾದ ಜೀವರಾಶಿಗಳು ಅಸ್ವತಂತ್ರರು. ಅಂದರೆ ತಮ್ಮ ಕರ್ಮಗಳನ್ನು ಸವೆಸಲು ಪುನಃ ಪುನಃ ಅವರು ಇಲ್ಲಿಗೆ ಬರಲೇಬೇಕಾಗಿದೆ. ಹೇಗೆ ಅಂದರೆ, ಒಬ್ಬ ವಿದ್ಯಾರ್ಥಿ ತನ್ನ ತರಗತಿಯಲ್ಲಿ ನಪಾಸಾದರೆ ಅವನು ಮುಂದಿನ ತರಗತಿಗೆ ಹೋಗುವ ಹಾಗಿಲ್ಲ. ಪುನಃ ಅದೇ ಪರೀಕ್ಷೆಯನ್ನು ಬರೆದು ಅದರಲ್ಲಿ ಪಾಸಾಗಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಂಡು ಮಾತ್ರ ಮುಂದಿನ ತರಗತಿಗೆ ಹೋಗಲು ಸಾಧ್ಯ. ಹಾಗಾಗಿ ನಮ್ಮ ವಿದ್ಯಾಭ್ಯಾಸವನ್ನು ಎಲ್ಲಿಗೆ ಬೇಕಾದರೂ ನಿಲ್ಲಿಸಬಹುದು. ಆದರೆ ಪ್ರಕೃತಿಯ ವಶದಲ್ಲಿರುವ ನಾವು ಹಾಗೆ ಮಾಡೋದಕ್ಕೆ ಆಗೋದಿಲ್ಲ. ನಮಗೆ ಮುಕ್ತಿ ಬೇಡವೆಂದರೂ ಕೂಡ ಜನ್ಮವೆತ್ತಬೇಕು. ಮುಕ್ತಿ ಬೇಕಾದರಂತೂ
ಪುಣ್ಯಕರ್ಮಗಳನ್ನು ಮಾಡುವುದಕ್ಕೆ ಜನ್ಮವೆತ್ತಲೇಬೇಕಾಗಿದೆ.

0: ಹಾಗಾಗಿ ಪ್ರಕೃತಿ ಯಾರನ್ನೂ ಕೂಡ ಒಂದು ಕಡೆ ಸುಮ್ಮನೆ ಕುಳಿತುಕೊಂಡಿರುವುದಕ್ಕೆ ಬಿಡುವುದಿಲ್ಲ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಎರಡನೇ ಪಟ್ಟಿಯಲ್ಲಿ 50ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಎಂದು ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು ತುಗಲಕ್ಬಾದ್ ಕಂಟೈನರ್ ರೈಲ್ವೆ ಸೇವೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಚಾಲನೆ. ಯುವಕರ ಭವಿಷ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ರಾಜ್ಯದ ನಾಲ್ವರು ಸಾಧಕರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ. ಹಿರಿಯ ಸಾಹಿತಿ ಡಾಕ್ಟರ್ ಎಸ್ಎಲ್ ಭೈರಪ್ಪ ಕೊಡುಗೆ ಸ್ಮರಿಸಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ರಾಜ್ಯದ ಜನರ ಕಷ್ಟಕ್ಕೆ ಸ್ಪಂದಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೂಡ್ಲಿಗಿಯಲ್ಲಿ ಇಂದು ಪ್ರಜಾಸೇವೆ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರತಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಶನಿವಾರ ಭೇಟಿ ನೀಡಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಪಿಂಚಣಿ, ಭೂಮಿ ಗ್ಯಾರಂಟಿ, ಖಾತೆ ಸಮಸ್ಯೆ, ನಿವೇಶನ ಹಾಗೂ ಮನೆ ರಹಿತರು, ಸರ್ಕಾರಿ ಯೋಜನೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪ್ರಜಾಸೇವೆ ಇಲಾಖೆ ಮೂಲಕ ಬಗೆಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ರಾಜ್ಯದ 102 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದ್ದು, ಎರಡನೇ ಪಟ್ಟಿ ಮೂಲಕ 50ಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಪ್ರದೇಶ ಎಂದು ಘೋಷಣೆ ಮಾಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದ ಇತರ ಜಿಲ್ಲೆಗಳಲ್ಲೂ ಇಂದು ಪ್ರಜಾಸೇವೆ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ತುಮಕೂರಿನಲ್ಲಿ ಪ್ರಜಾಸೇವಾ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸೂರಿಲ್ಲದವರಿಗೆ ಸೂರು ಒದಗಿಸುವುದು ಸರ್ಕಾರದ ಆಶಯವಾಗಿದೆ, ಇದಕ್ಕಾಗಿ ರಾಜ್ಯಾದ್ಯಂತ 15 ಲಕ್ಷಕ್ಕೂ ಹೆಚ್ಚು ನಿವೇಶನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಸರ್ಕಾರಿ ಕಚೇರಿಗಳಿಗೆ ಜನರ ಅಲೆದಾಟ ತಪ್ಪಿಸುವ ದೃಷ್ಟಿಯಿಂದ ಕಾನೂನು ಚೌಕಟ್ಟಿನಲ್ಲಿ ಸ್ಥಳೀಯ ಜನರ ಸಮಸ್ಯೆಗಳನ್ನು ಸ್ಥಳದಲ್ಲೇ ಇತ್ಯರ್ಥಪಡಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ವಿಜಯಪುರದಲ್ಲಿ ಇಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜನಸಾಮಾನ್ಯರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಸರ್ಕಾರದ ಸೇವೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶದಿಂದ ಪ್ರಜಾಸೇವೆ ಆಂದೋಲನವನ್ನು ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ದೇಶದಲ್ಲೇ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಈ ರೀತಿಯ ವ್ಯವಸ್ಥೆಯನ್ನು ರೂಪಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಚನ್ನಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಇಂದು ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಬಾಲಕೃಷ್ಣ ಪ್ರಜಾಸೇವೆ ಆಂದೋಲನಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ರಾಜ್ಯದ ಎಲ್ಲಾ ಜಿಲ್ಲೆಗಳ ತಾಲೂಕು ಕೇಂದ್ರಗಳಲ್ಲಿ ಪ್ರತಿ ಮೊದಲನೇ ಹಾಗೂ ಮೂರನೇ ಶನಿವಾರದಂದು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಪ್ರಜಾಸೇವಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಮಹತ್ವಾಕಾಂಕ್ಷೆಯ ಪ್ರಜಾಸೇವೆ ಆಂದೋಲನದ ಕಾರ್ಯಕ್ರಮವು ಕೇವಲ ರಾಜಧಾನಿ ಬೆಂಗಳೂರು ನಗರಕ್ಕೆ ಮಾತ್ರ ಸೀಮಿತವಾಗದೆ ರಾಜ್ಯದ ಪ್ರತಿಯೊಂದು ಜಿಲ್ಲಾ ಹಾಗೂ ತಾಲೂಕು ಹಾಗೂ ಹೋಬಳಿ ಮಟ್ಟದಲ್ಲಿ ಆಡಳಿತ ವ್ಯವಸ್ಥೆಯನ್ನು ಜನರಿಗೆ ಮತ್ತಷ್ಟು ಹತ್ತಿರವಾಗಿಸಲಿದೆ. ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮ್ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ಇಂದಿನಿಂದ ಆರಂಭವಾಗಿರುವ ಪ್ರಜಾಸೇವಾ ಇಲಾಖೆಯ ಮೂಲಕ ಸಾರ್ವಜನಿಕರ ಅರ್ಜಿಗಳು ವಿಲೇವಾರಿಗೊಂಡು ತಾರ್ಕಿಕ ಅಂತ್ಯ ಕಾಣಲಿವೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಬರಗಾಲ ಆವರಿಸಿದ್ದು ಮಾಸಾಂತ್ಯದ ವೇಳೆಗೆ 180ರಿಂದ 200 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸುವ ಸಾಧ್ಯತೆ ಇದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಕೇಳದೆ ಪಾದಯಾತ್ರೆಯಲ್ಲಿ ಕಾಲಹರಣ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ಎನ್ಡಿಆರ್ಎಫ್ನಿಂದ ಒಣಭೂಮಿ ಮತ್ತು ನೀರಾವರಿ ಭೂಮಿಗೆ ಪರಿಹಾರವನ್ನು ನೀಡಲು ನಿರ್ಧರಿಸಲಾಗಿದೆ. ಜೊತೆಗೆ ತೀವ್ರ ಬೆಳೆ ಹಾನಿಯಾಗಿರುವ ಪ್ರದೇಶಕ್ಕೆ ಹೆಚ್ಚುವರಿ ಪರಿಹಾರ ನೀಡುವ ಬಗ್ಗೆ ಮುಖ್ಯಮಂತ್ರಿ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದು ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಪ್ರಸ್ತುತ ಬರಪೀಡಿತ ಎಂದು ಘೋಷಿಸಲಾಗಿರುವ ತಾಲೂಕುಗಳಿಗೆ ಕೇಂದ್ರ ಸರ್ಕಾರ 2600 ಕೋಟಿ ರೂಪಾಯಿ ನೀಡಬೇಕು ಎಂಬುದು ರಾಜ್ಯದ ಬೇಡಿಕೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ದೇಶೀಯ ಸರಕು ಸಾಗಣೆಯನ್ನು ಬಲಪಡಿಸುವ ಉದ್ದೇಶದಿಂದ ಬೆಂಗಳೂರಿನ ವೈಟ್ಫೀಲ್ಡ್ನಿಂದ ನವದೆಹಲಿಯ ತುಗ್ಲಕ್ಬಾದ್ಗೆ ಕಂಟೈನರ್ ರೈಲು ಸೇವೆಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನಲ್ಲಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ದಕ್ಷಿಣ ಭಾರತದಲ್ಲಿ ಇದು ಮೊಟ್ಟ ಮೊದಲ ಉಪಕ್ರಮವಾಗಿದ್ದು ಬೆಂಗಳೂರು, ತುಮಕೂರು, ಹೊಸೂರು, ಕೋಲಾರ, ಕೃಷ್ಣಗಿರಿ ಮತ್ತು ಸುತ್ತಮುತ್ತ ಸ್ಥಳಗಳ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳು ಹಾಗೂ ಸಿದ್ದಪಡಿಸಿದ ಸರಕುಗಳ ಸುರಕ್ಷಿತ ಸಾಗಣೆ ಹಾಗೂ ದೊಡ್ಡ ಮಾರುಕಟ್ಟೆಗಳ ಪ್ರವೇಶಕ್ಕೆ ಪ್ರಯೋಜನಕಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಹಲವು ಉದ್ಯಮಗಳಿಗೆ ಇದು ವರದಾನವಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ.

0: ಆಕಾಶವಾಣಿಯಿಂದ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುವಕರ ಭವಿಷ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾಗಿರುವ ಯಾರನ್ನೂ ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾಗಿರುವವರ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಸರ್ಕಾರ 70,000 ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆ ಆರಂಭಿಸಿದ್ದು, ಸುಮಾರು 35,00,000 ಅಭ್ಯರ್ಥಿಗಳು ಪರೀಕ್ಷೆಗಳಿಗೆ ಹಾಜರಾಗಿದ್ದಾರೆ. ಎಲ್ಲ ಅಭ್ಯರ್ಥಿಗಳ ಹಿತಾಸಕ್ತಿಯನ್ನು ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಜೈಲುಗಳ ಸುಧಾರಣೆ ಕುರಿತು ಮಾತನಾಡಿದ ಅವರು, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಆರ್ ಹಿತೇಂದ್ರ ನೇತೃತ್ವದ ಉನ್ನತ ಮಟ್ಟದ ಸಮಿತಿಯು ಜೈಲುಗಳ ಆಡಳಿತ, ಭದ್ರತೆ ಮತ್ತು ಸುಧಾರಣೆಗಳ ಕುರಿತು ಈಗಾಗಲೇ ತನ್ನ ವರದಿ ಸಲ್ಲಿಸಿದೆ. ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ಶಿಫಾರಸುಗಳನ್ನು ಜಾರಿಗೆ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಒಟ್ಟು 82 ಸಾಧಕ ಶಿಕ್ಷಕರಿಗೆ 2026 ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಮಾಡಿದರು. ರಾಜ್ಯದಿಂದ ಶಿವಮೊಗ್ಗದ ರತ್ನಕುಮಾರಿ ಎಸ್ ಗ್ರಾಮೀಣ ಶಿಕ್ಷಣದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದ ಹಿನ್ನೆಲೆಯಲ್ಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬೆಂಗಳೂರಿನ ಎಂಇಐ ಪಾಲಿಟೆಕ್ನಿಕ್ನ ಉಪಪ್ರಾಂಶುಪಾಲ ಹಾಗೂ ಸಿವಿಲ್ ಎಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾ ವಿಶ್ವನಾಥ್ ಎಚ್ಎಸ್ ಹಾಗೂ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಶಿವಾನಿ ವಿ ಮತ್ತು ಬೆಂಗಳೂರಿನ ಇಂದಿರಾನಗರದ ಖಾಸಗಿ ಶಾಲೆಯ ಶಿಕ್ಷಕಿ ರಾಧಾ ರಾಜೇಶ್ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಕನ್ನಡದ ಹಿರಿಯ ಲೇಖಕ ಹಾಗೂ ಚಿಂತಕ ಡಾ ಎಸ್ಎಲ್ ಭೈರಪ್ಪ ಅವರ ಕೊಡುಗೆಯನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸಂಶೋಧನಾ ಪ್ರತಿಷ್ಠಾನ ಹಮ್ಮಿಕೊಂಡಿರುವ ವಾರ್ಷಿಕ ಇತಿಹಾಸ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಬೌದ್ಧಿಕ ವಿಚಾರಣೆಯ ಅನ್ವೇಷಣೆಯು ಭಾರತದ ಪುರಾತನ ನಾಗರಿಕತೆಗೆ ಅವಶ್ಯಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತವು ಒಟ್ಟಾಗಿ ಬೌದ್ಧಿಕ ಸ್ವರಾಜ್ಯದ ಸುವರ್ಣ ಯುಗದತ್ತ ಸಾಗಬೇಕು ಎಂದು ಅವರು ತಿಳಿಸಿದ್ದಾರೆ. ಯಶವಂತಪುರ ಮಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ನ ಮೊದಲ ಪ್ರಾಯೋಗಿಕ ಸಂಚಾರ ಇಂದು ಯಶಸ್ವಿಯಾಗಿ ಆರಂಭಗೊಂಡಿದೆ. ನೈರುತ್ಯ ರೈಲ್ವೆಯು ಪಶ್ಚಿಮ ಘಟ್ಟದ ಮಾರ್ಗದಲ್ಲಿ ರೈಲಿನ ವೇಗ, ಸುರಕ್ಷತೆ ಮತ್ತು ವೇಳಾಪಟ್ಟಿಯನ್ನು ಪರಿಶೀಲಿಸುತ್ತಿದೆ. 16 ಬೋಗಿಗಳ ಅತ್ಯಾಧುನಿಕ ವಂದೇ ಭಾರತ್ ರೈಲಿನ ವೇಳಾಪಟ್ಟಿ ವೇಗ ಹಾಗೂ ಕಾಲಮಿತಿಯನ್ನು ಪರಿಶೀಲಿಸಲು ಈ ಪ್ರಾಯೋಗಿಕ ಸಂಚಾರ ಆಯೋಜಿಸಲಾಗಿದೆ. ಕಳೆದ ತಿಂಗಳು ಪಶ್ಚಿಮ ಘಟ್ಟದ ಹಸಿರು ಘಾಟ್ ಮಾರ್ಗದಲ್ಲಿ ಸ್ವಯಂಚಾಲಿತ ತುರ್ತು ಬ್ರೇಕಿಂಗ್ ಸಿಸ್ಟಂ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಗಿತ್ತು. ಕಡಿದಾದ ಭೂಪ್ರದೇಶದಲ್ಲಿನ ರೈಲಿನ ಸುರಕ್ಷತೆ, ವೇಗ ಹಾಗೂ ಸುಗಮ ಸಂಚಾರ ಖಚಿತಪಡಿಸಿಕೊಂಡ ಬಳಿಕವೇ ಸಾರ್ವಜನಿಕ ಸೇವೆಗೆ ಅಧಿಕೃತ ಚಾಲನೆ ನೀಡಲು ರೈಲ್ವೆ ಅಧಿಕಾರಿಗಳು ವೇಳಾಪಟ್ಟಿಯನ್ನು ಅಂತಿಮಗೊಳಿಸುತ್ತಿದ್ದಾರೆ. ಬಾಗಲಕೋಟೆಯ ನವನಗರದಲ್ಲಿ ಸ್ಥಾಪನೆಯಾಗುತ್ತಿರುವ ಬಾಗಲಕೋಟೆ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ 100 ಎಂಬಿಬಿಎಸ್ ಸೀಟುಗಳ ಪ್ರವೇಶಕ್ಕೆ ರಾಷ್ಟೀಯ ವೈದ್ಯಕೀಯ ಆಯೋಗ ಅನುಮತಿ ನೀಡಿದೆ. ಸೆಪ್ಟೆಂಬರ್ 3 ಹೊರಡಿಸಿರುವ ಅನುಮತಿ ಪತ್ರದಲ್ಲಿ ಪ್ರಸಕ್ತ ಶೈಕ್ಷಣಿಕ ಸಾಲಿಗೆ ವಾರ್ಷಿಕ 100 ಎಂಬಿಬಿಎಸ್ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅನುಮತಿ ನೀಡಿರುವುದನ್ನು ಸ್ಪಷ್ಟಪಡಿಸಲಾಗಿದೆ. ಕಾಲೇಜು ಆರಂಭಕ್ಕೆ ಸಂಬಂಧಿಸಿದಂತೆ ಸಲ್ಲಿಸಿದ್ದ ಅರ್ಜಿಯನ್ನು ಪರಿಶೀಲಿಸಿದ ಎನ್ಎಂಸಿ ಆರಂಭದಲ್ಲಿ ಅನುಮತಿ ನಿರಾಕರಿಸಿತ್ತು. ಎರಡನೇ ಮೇಲ್ಮನವಿ ಸಮಿತಿಯ ನಿರ್ಧಾರದ ಅನ್ವಯ ಅಗತ್ಯ ಕ್ರಮಗಳನ್ನು ಕೈಗೊಂಡ ಹಿನ್ನೆಲೆಯಲ್ಲಿ ಇದೀಗ ಅನುಮತಿ ಪತ್ರ ನೀಡಲಾಗಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಿ ರೈತರ ಸಮಸ್ಯೆ, ನೀರಾವರಿ ಸಮಸ್ಯೆ ಸೇರಿದಂತೆ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎರಡನೇ ಪಟ್ಟಿಯಲ್ಲಿ 50 ಹೆಚ್ಚು ತಾಲೂಕುಗಳು ಬರಪೀಡಿತ ಎಂದು ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು ತುಗ್ಲಕಾಬಾದ್ ಕಂಟೈನರ್ ರೈಲ್ವೆ ಸೇವೆಗೆ ಕೇಂದ್ರ ಸಚಿವ ಬಿ ಸೋಮಣ್ಣ ಚಾಲನೆ. ಯುವಕರ ಭವಿಷ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ರಾಜ್ಯದ 4 ಸಾಧಕರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ.

0: ಹಿರಿಯ ಸಾಹಿತಿ ಡಾಕ್ಟರ್ ಎಸ್ಎಲ್ ಭೈರಪ್ಪ ಕೊಡುಗೆ ಸ್ಮರಿಸಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಇನ್ನು ಮುಂದೆ ಕೇಳಿಬರೋಣ, ಎಲ್ಲರಿಗೂ ಶಿಕ್ಷಣ, ವಿಶೇಷೇತನ ಮಕ್ಕಳ ಸಮನ್ವಯ ಶಿಕ್ಷಣ ಎಂಬ ವಿಷಯದ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎಚ್ಡಿಕೋಟೆ ಮತ್ತು ಸರಗೂರು ತಾಲೂಕು ಕ್ಷೇತ್ರ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರಾದ ಶ್ರೀ ಎಂಎಸ್ ಗಿರೀಶ್ಮೂರ್ತಿರವರು.

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರು, ಎಂದಿನಂತೆ ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಶೇಷಚೇತನ ಮಕ್ಕಳ ಸಮನ್ವಯ ಶಿಕ್ಷಣವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಕ್ಷೇತ್ರ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರಾದ ಶ್ರೀ MS ಗಿರೀಶ್ಮೂರ್ತಿರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ಧನ್ಯವಾದಗಳು.
0: ಸರ್, ನಾವಿವತ್ತು ಸಮನ್ವಯ ಶಿಕ್ಷಣ, ಅದರಲ್ಲೂ ವಿಶೇಷಚೇತನ ಮಕ್ಕಳ ಒಂದು ಸಮನ್ವಯ ಶಿಕ್ಷಣದ ಬಗ್ಗೆ ನಾವು ಮಾತನಾಡ್ತಿದ್ವಿ. ಸರ್, ಏನು ಸರ್ ಮೊದಲನೇದಾಗಿ ಈ ಸಮನ್ವಯ ಶಿಕ್ಷಣ ಅಂತ ಅಂದರೆ ಏನು ಸರ್?
1: ಸಮನ್ವಯ ಶಿಕ್ಷಣ ಅನ್ನುವ ಒಂದು ಹೊಸ ಕಲ್ಪನೆ, ಇದು ಹಳೆಯದಾದರೂ ಕೂಡ ಇದು ಹೊಸ ಕಲ್ಪನೆಯಲ್ಲಿ ಜಿಲ್ಲಾ ಪ್ರಾಥಮಿಕ ಶಿಕ್ಷಣ ಯೋಜನೆ, ಸರ್ವ ಶಿಕ್ಷಣ ಅಭಿಯಾನ, ಇದೀಗ ಮುಂದುವರೆದ ಭಾಗ ಸಮಗ್ರ ಶಿಕ್ಷಣ ಅಭಿಯಾನ, ಸಮಗ್ರ ಶಿಕ್ಷಣ ಕರ್ನಾಟಕದಲ್ಲಿ ಮಧ್ಯವರ್ತನ ಚಟುವಟಿಕೆಯಲ್ಲಿ ನಮ್ಮ ಇಲಾಖೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಮನ್ವಯ ಶಿಕ್ಷಣ ಅಂದಾಗಿ ಹೆಸರು ಹೇಳುವಾಗೆ ಸಾಮಾನ್ಯ ಮಕ್ಕಳ ಜೊತೆ ವಿಶೇಷಚೇತನ ಮಕ್ಕಳನ್ನೂ ಕೂಡ ಸೇರಿಸಿಕೊಂಡು ಅವರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಸಾಮಾನ್ಯ ಶಿಕ್ಷಣ. ನಾವೆಲ್ಲ ನೋಡ್ತೇವೆ, ಈಗ ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ, ದೊಡ್ಡ ದೊಡ್ಡ ಪಟ್ಟಣ ಪ್ರದೇಶಗಳಲ್ಲಿ ಅವರಿಗೆ ಆದಂಥ ವಿಶೇಷವಂತ ಶಾಲೆಗಳನ್ನ ತೆರೆದು ಆಯಾಯ ನ್ಯೂನತೆಗಳಿಗೆ ಕೊಡ್ತಾರೆ. ಇದು ಎಲ್ಲ ಕಡೆ ಕೊಡಲಿಕ್ಕೆ ಸಾಧ್ಯನಾ? ಕಷ್ಟ ಸಾಧ್ಯ. ಹಾಗಾಗಿ ಇರುವ ಶಿಕ್ಷಣ ವ್ಯವಸ್ಥೆನಲ್ಲೇ ಸಾಮಾನ್ಯ ಶಾಲೆಗಳಲ್ಲೇ ಆ ಮಕ್ಕಳಿಗೆ ಏನೇನೆಲ್ಲ ಸೌಲಭ್ಯಗಳನ್ನ ಕಲ್ಪಿಸ್ಕೊಡ್ಬೇಕು, ಅವರಿಗೆ ಬರಲಿಕ್ಕೆ ಏನೆಲ್ಲ ಅಗತ್ಯ ಸೌಲಭ್ಯಗಳನ್ನ ಕೊಡುವುದರ ಜೊತೆಗೆ ಆ ಮಕ್ಕಳಿಗೆ ಇತರ ಮಕ್ಕಳ ಜೊತೆಯಲ್ಲೇ ಅವ್ರಿಗೆ ಶಿಕ್ಷಣ ಕಲ್ಪಿಸ್ತಕ್ಕಂಥದ್ದೇ ಸಾಮಾನ್ಯ ಶಿಕ್ಷಣದ ಅರ್ಥ ಮತ್ತು ವ್ಯಾಪ್ತಿಯಾಗಿರುತ್ತೆ. ಇದನ್ನು ನಾವು ಪ್ರಾರಂಭದಿಂದ ಕೂಡ ಜಿಲ್ಲಾ ಪ್ರಾಥಮಿಕ ಶಿಕ್ಷಣ ಯೋಜನೆಯಿಂದನೂ ಕೂಡ ಇದನ್ನ ನಮ್ಮ ಇಲಾಖೆ ಹಮ್ಮಿಕೊಂಡು ಆ ಮಕ್ಕಳು ಕೂಡ ಮುಖ್ಯವಾಹಿನಿಯಲ್ಲಿ ಇರಬೇಕು. 6-18 ವರ್ಷದ ಒಳಗಿರ್ತಕ್ಕಂಥ ಎಲ್ಲ ಮಕ್ಕಳು ಹೇಗೆ ಶಿಕ್ಷಣದ ಹಕ್ಕಿನಲ್ಲಿ ಶಿಕ್ಷಣ ಪಡೆಯುವ ಹಕ್ಕಿದೆ, ಈ ಹಕ್ಕು ಕೂಡ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ವಂಚಿತರಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದನ್ನು ಕೂಡ ಸಾಮಾನ್ಯ ಶಾಲೆಯಲ್ಲಿ ಆ ಮಕ್ಕಳನ್ನ ದಾಖಲು ಮಾಡಿಕೊಂಡು ಶಿಕ್ಷಣವನ್ನು ಕೊಡ್ತಾ ಇದೆ, ಸಾಮಾನ್ಯ ಶಿಕ್ಷಣವನ್ನು ಕೊಡ್ತಾ ಇದೆ.
0: ಸರ್, ಈಗ ತಾವು ಹೇಳಿದಂಗೆ ಈ ಒಂದು ವಿಶೇಷಚೇತನ ಮಕ್ಕಳಿಗೆ ಈ ಒಂದು ಸಮನ್ವಯ ಶಿಕ್ಷಣ ಅಂತಕ್ಕಂಥದ್ದು ಯಾಕೆ ಆಗತ್ತೆ ಸರ್?
1: ಖಂಡಿತ, ನಾನು ಮೊದಲು ಹೇಳಿದಾಗೆ ಗ್ರಾಮಾಂತರ ಪ್ರದೇಶದಲ್ಲಿ ಮನೆಯಲ್ಲೇ ಆ ಮಕ್ಕಳನ್ನ, ನಮ್ಮ ಮಕ್ಕಳನ್ನ ಶಾಲೆಗೆ ಹೇಗೆ ಕಳಿಸೋದು ಅನ್ನುವ ಹಿಂಜರಿಕೆ ಮನೋಭಾವನೆ ಪೋಷಕರಲ್ಲಿ ಒಂದು ನೋಡ್ತೇವೆ. ಮತ್ತೆ ಈ ಶಾಲೆ ಕಳಿಸಿದಾಗ ನಮ್ಮ ಮಕ್ಕಳನ್ನ ಹೇಗೆ ನೋಡಬಹುದು ಅನ್ನುವ ಮನೋಭಾವ ಕೂಡ ಪೋಷಕರಲ್ಲಿ ಇರ್ತದೆ. ಜೊತೆಗೆ ಈ ಮಕ್ಕಳು ಆ ಮಕ್ಕಳ ಜೊತೆಲಿ ಬೆರೀಲಿಕ್ಕೆ ಎಲ್ಲ ಇವರು ಮೊದಲೇ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಒಂದು ಪೂರ್ವ ನಿರ್ಧಾರಿತ ಇದನ್ನ ಹೋಗಲಾಡಿಸಿ ಸಾಮಾನ್ಯ ಮಕ್ಕಳ ಜೊತೆಲೂ ಕೂಡ ಈ ಮಕ್ಕಳು ಬಂದಾಗ ಸೊ ಅವರಿಗೆ ಅದೇ ಒಂದು ಶಿಕ್ಷಣ ಆಗುತ್ತೆ. ಇತರ ಮಕ್ಕಳ ಜೊತೆಲಿ ಬೆರೆತಾಗಲೇ ಆ ಮಕ್ಕಳು ಹೊರ ಪ್ರಪಂಚವನ್ನು ನೋಡಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಅವ್ರದೇ ಆದಂಥ ಪ್ರಪಂಚದಲ್ಲಿ ಮುಳುಗೋಗ್ಬಿಡ್ತಾರೆ. ಈಗ ನಾವು ಒಂದು ಉದಾಹರಣೆ ಕೊಡೋದಾದರೆ, ಚೆನ್ನಾಗಿರೋ ಒಬ್ಬ ವ್ಯಕ್ತಿಯನ್ನು ಒಂದು ರೂಮಲ್ಲಿ ಕೂಡಾಕ್ಬಿಟ್ರೆ ಒಂದು 3 ದಿನ ಏನಾಗ್ಬೋದು? ಅಂಥದ್ರಲ್ಲಿ ಆ ಮಕ್ಕಳನ್ನು ನೀವು ವಿಶೇಷವಾಗಿ ಒಂದೇ ಕಡೆ ಅವ್ರನ್ನ ಹೊರ ಪ್ರಪಂಚಕ್ಕೆ ಬಿಡದೇ ಮನೆಯಲ್ಲೇ ಕೂಡ ಹಾಕೊಂಡ್ಬಿಟ್ರೆ ನೀವು ಎಷ್ಟು ಕಡೆ ನೋಡ್ಬೋದು ಇಂಥ ಮಕ್ಕಳನ್ನ ತರಲಿಕ್ಕೆ ಆಗದೇ ಮಾಡ್ತಾರೆ. ಅದು ಆಗಬಾರ್ದು. ಅದು ಇತರ ಮಕ್ಕಳ ಜೊತೆಲ್ಲೇ ಬೆರೆತಾಗ ಅವನ ಏನ ಇತರ ಹೈಪರ್ ಚಟುವಟಿಕೆ, ಹೈಪರ್ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ, ಅದನ್ನು ಕ್ರಮೇಣ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆಗಳು, ಸಾಕಷ್ಟು ಅನುಭವಗಳು ನಮ್ಮ ಮುಂದೆ ಇವೆ. ಹಾಗೆ ಆ ಮಕ್ಕಳು ಕೂಡ ಮನೆಯ ಒಳಗಿನ ಪ್ರಪಂಚವನ್ನು ಬಿಟ್ಟು ಹೊರ ಪ್ರಪಂಚಕ್ಕೆ ಬರಬೇಕು, ಅದು ನಮ್ಮ ಮೊದಲ ಉದ್ದೇಶ. ಯಾವ್ಯಾವುದೋ ಕಾರಣಕ್ಕಾಗಿ ಮನೆಯಲ್ಲಿ ಇದ್ರೆ ಆ ಮಕ್ಕಳು ಮತ್ತೆ ಅದರ ನ್ಯೂನತೆಗಳು ತುಂಬ ದೊಡ್ಡದಾಗುತ್ತೆ. ಆ ನ್ಯೂನತೆ ಕಡಿಮೆ ಆಗಬೇಕು, ಬೆಳಿಬೇಕು ಅಂದರೆ ಮಾಮೂಲಿ ಸಾಮಾನ್ಯ ಶಾಲೆಗೆ ಬಂದಾಗ ಸೊ ಆ ಮಕ್ಕಳನ್ನು ಕೂಡ ಸ್ವಲ್ಪ ಗಮನಿಸ್ದ ಜೊತೆ ಜೊತೆಯಲ್ಲೇ ಬೆಳೆದಾಗ ಅದು ಕ್ರಮೇಣ ನ್ಯೂನತೆಗಳು ಸರಿಪಡಿಸ್ತಕ್ಕಂಥದ್ದು ಅನೇಕ ಉದಾಹರಣೆಗಳು ಭಾಗಶಃ 50 ಸರಿ ಆಗುತ್ತೆ. ಇನ್ನು ಉಳಿದಂತೆ ಬೇರೆ ಬೇರೆ ಸೌಲಭ್ಯ ಕೊಟ್ಟಾಗ ಆ ಮಗು ಕೂಡ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯತೆಗಳು ಇವೆ. ಅದನ್ನು

0: ನಾವು ಮನಗಾಣಬೇಕಾಗಿದೆ.
1: ಸರಿ, ಇದರ ಜೊತೆಯಲ್ಲಿ ಈ ಒಂದು ವಿಶೇಷ ಚೇತನ ಮಕ್ಕಳನ್ನು ಆ ಶಾಲೆಗಳಲ್ಲಿ ಹೇಗೆ ಒಂದು ಗುರುತಿಸುವಂತಹ ಪ್ರಕ್ರಿಯೆಗಳು ಹೇಗೆ ನಡೀತದೆ ಸರ್?
0: ಈಗ ಮೊದಲಿಗೆ ನಾವು ಪ್ರಾರಂಭದಲ್ಲಿ ಶಾಲಾ ಪ್ರಾರಂಭ ಹಂತದಲ್ಲೇ ಈ ಇತ್ತೀಚೆಗೆ ಪೂರ್ವ ಪ್ರಾಥಮಿಕ ಹಂತದಲ್ಲೇ ಮಕ್ಕಳನ್ನ ಗುರುತಿಸುವ ಪ್ರಕ್ರಿಯೆ ನಡೀತಾ ಇದೆ. ಏನು ಶಿಶು ವಿಹಾರ ಅಥವಾ ಬಾಲ ವಿಹಾರ ಇರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ ಅತಿ ಹೆಚ್ಚು ಬೇಗ ಅದನ್ನು ಗುರುತಿಸ್ತಕ್ಕಂಥ ಆ ಪ್ರಕ್ರಿಯೆ ನಡೀತಾ ಇದೆ. ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಗುರುತಿಸ್ತಕ್ಕಂಥದ್ದು ಆ ಥರದ ಮಕ್ಕಳನ್ನು ಮೊದಲೇ ನಮ್ಮ ಶಾಲಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ವಸತಿ ಪ್ರದೇಶದಲ್ಲಿ ಆ ಥರದ ಮಕ್ಕಳು ಎಷ್ಟು ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಶಾಲಾ ವ್ಯಾಪ್ತಿ ಇರ್ತಕ್ಕಂಥ ಶಿಕ್ಷಕರಿಂದ ಸರ್ವೆ ಆಗ್ತದೆ. ಸರ್ವೆ ಆದ ನಂತರ ಅಂಗನವಾಡಿಯ ಮುಖಾಂತರ ಮಾಹಿತಿ ತಗೊಂಡು ಅಥವಾ ನಮ್ಮ ವ್ಯಾಪ್ತಿಯಲ್ಲಿ ಆ ಥರದ ಮಕ್ಕಳು ಎಲ್ಲೂ ಉಳಿದೋಗ್ಬಾರ್ದು ಅದನ್ನು ಗಮನಿಸ್ಕೊಂಡು ಜೂನಲ್ಲಿ ಪ್ರಾಥಮಿಕ ಪ್ರಾರಂಭದಲ್ಲಿ ಆ ಮಕ್ಕಳನ್ನು ದಾಖಲು ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆ ಆಗುತ್ತೆ. ದಾಖಲು ಮಾಡ್ಕೊಂಡ ನಂತರ ಆ ಮಗುವಿಗೆ ಮೊದಲು ಏನು ಬೇಕು, ಮುಕ್ತ ವಾತಾವರಣ ಬೇಕು, ಶಾಲೆಗೆ ಬರ್ತಕ್ಕಂಥ ಪರಿಸರ ನಿರ್ಮಾಣ ಮಾಡಿಕೊಡ್ಬೇಕು. ಅದನ್ನ ಪರಿಸರ ನಿರ್ಮಾಣ ಅಂತ ಹೇಳ್ತೇವೆ. ಉದಾಹರಣೆಗೆ ಒಬ್ಬ ದೈಹಿಕ ನ್ಯೂನತೆ ಮಗು ಇದೆ, ಆ ಮಗು ಶಾಲೆಗೆ ಬರಬೇಕು. ಪ್ರಾರಂಭದಲ್ಲಿ ಮೆಟ್ಟಲು ಹತ್ತಲಿಕ್ಕೆ ಆಗೋದಿಲ್ಲ, ಏನ್ ಮಾಡ್ಬೋದು ಅದಕ್ಕೆ, ನಾವು ಅದಕ್ಕೆ ಇಳಿಜಾರು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಹಾಗಾಗಿ ಸರ್ಕಾರ ಪ್ರತಿ ಶಾಲೆಯಲ್ಲೂ ಕೂಡ ಎಲ್ಲ ಶಾಲಾ ಕಚೇರಿಗಳಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಳಿಜಾರು ವ್ಯವಸ್ಥೆ ಅಲ್ಲಿ ಇರಲಿ. ಇಲ್ಲ ನಾವು ಈಗ ನೋಡ್ತೇವೆ ನೋಡಿ, ಎಲ್ಲ ಕಟ್ಟಡ ಪ್ರಾರಂಭ ಅಂತ ಎಲ್ಲ ಕಟ್ಟಡಗಳು ಇಳಿಜಾರು ವ್ಯವಸ್ಥೆ, ರ್ಯಾಂಪ್ಸ್ ಮತ್ತು ರೈಲಿಂಗ್ಸ್ ವ್ಯವಸ್ಥೆಯನ್ನು ಮಾಡ್ಕೊಂಡು ಇದು ಮುಕ್ತ ವಾತಾವರಣ ಅಂದ್ರೆ ಪರಿಸರವನ್ನು ನಿರ್ಮಾಣ ಮಾಡ್ಕೊಳ್ತಕ್ಕಂಥ. ಇನ್ನು ಶಾಲಾ ಕೊಠಡಿಗೆ ಬಂದಮೇಲೆ ಆ ಮಕ್ಕಳನ್ನ ಗುರುತಿಸಿ ಆ ಮಗುಗೆ ಏನು ವ್ಯವಸ್ಥೆ ಬೇಕು, ಆಸನದ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥದ್ದು. ಮೊದಲು ಶಾಲೆಗೆ ಬರಲಿಕ್ಕೆ ಒಂದು ಬ್ಯಾರಿಕೇ ಮುಕ್ತ ವಾತಾವರಣ ಕಲ್ಪಿಸೋದು, ಶಾಲೆ ಒಳಗಡೆ ಬಂದಮೇಲೆ ಸೊ ಆ ಮಗುಗೆ ಏನು ಬೇಕು. ಉದಾಹರಣೆಗೆ ಒಬ್ಬ ಶ್ರವಣದೋಷ ಮಗು ಇದೆ, ಸೊ ಅವನನ್ನು ಮಗುನ ಬೋಧನೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಮಗೆ ಗೊತ್ತಾಗುತ್ತೆ, ಯಾವ ಮಕ್ಕಳಿಗೆ ಏನೇನು ತೊಂದರೆ ಇದೆ ಅಂತೇಳಿ ಸಾಮಾನ್ಯವಾಗಿ ಶಿಕ್ಷಕ ಗುರುಸ್ಕೊಂಡಿರ್ತಾರೆ. ಸೊ ಅವರನ್ನು ಗಮನಿಸಿ ಮುಂದ್ಗಡೆ ಕೂರಿಸ್ಕೊಳ್ತಕ್ಕಂಥದ್ದು, ಆ ಮಗುಗೆ ಏನೋ ಕೇಳಿಸ್ಕೊಳ್ಳೋದು ಈ ಥರ ಏನೇನು ಅವನು ಇವು ಗೊತ್ತೇ ಆ ಅಂಗವಂಗನ ಚಲನಗಳು ಗೊತ್ತಾಗ್ತವೆ ನಮಗೆ. ಆವಾಗ ಮಗುನ ಮುಂದೆ ಕೂಡಿಸ್ಕೊಂಡು ಏನು ಸಮಸ್ಯೆ ಇದೆ ಅಂತೇಳಿ ಗುರುತಿಸ್ಕೊಂಡು ಪೋಷಕರ ಜೊತೆ ಮುಕ್ತವಾಗಿ ಚರ್ಚೆ ಮಾಡಬೇಕು. ಏನಾದರೂ ಹಿಂದೆ ಸಮಸ್ಯೆ ಇತ್ತ, ಹೇಗಿತ್ತು, ಯಾವಾಗಲಿಂದ ಆಗಿದೆ ಅಂತ ತಿಳ್ಕೊಂಡ ನಂತರ ಆ ಮಗುಗೆ ಮೊದಲು ನಾವು ಪ್ರಾರಂಭ ಅಂತಲ್ಲಿ ಮಾಡಬೇಕು, ಆಸನ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು. ಕಲ್ಪಿಸಿಕೊಟ್ಟ ನಂತರ ನಮ್ಮ ತಂತ್ರಾಂಶದಲ್ಲಿ SATSಅಲ್ಲಿ ಮಗುವಿನ ಟ್ರ್ಯಾಕಿಂಗ್ ವ್ಯವಸ್ಥೆಯಲ್ಲಿ ಆ ಮಗುನ ನಾವು ಗುರುತು ಮಾಡ್ತೇವೆ. ಈ ಮಗುಗೆ ವಿಶೇಷ ಅಗತ್ಯ ಉಳ್ಳ ಮಗು, ಏನು ತೊಂದರೆ ಇದೆ ಪ್ರಾರಂಭಿಕ ಹಂತದಲ್ಲಿ. ಬಹುಶಃ ಈಗ ಪೂರ್ವ ಪ್ರಾರಂಭಿಕ ಹಂತದಲ್ಲೇ ಗುರುತಿಸೋದ್ರಿಂದ ಈಗಾಗಲೇ ಮಗುಗೆ ಏನಾದರೂ UDD ಕಾರ್ಡ್ ಆಗೋಗಿದ್ರೆ ನಮ್ಮ ಕೆಲಸ ಬಹಳ ಸುಲಭ, ಶಿಕ್ಷಕರ ಕೆಲಸ ಬಹಳ ಸುಲಭ. ಆಗದೇ ಇದ್ರೆ ನಾವು ಕೂಡಲೇ ಏನು ಮಾಡ್ತಾರೆ, ಅವ್ರು ನಮಗೆ ವಿಶೇಷ ಶಿಕ್ಷಕರಿಗೆ ನಮಗೆ ಅವರು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ನಾವು ಕೂಡಲೇ ಅಂತ ಶಾಲೆಗೆ ಭೇಟಿ ಕೊಟ್ಟು ಸೊ ಅವರನ್ನು ನಾನು ಏನು ಮಾಡ್ತೀವಿ ಆ ವರ್ಷ ನಮ್ಮಲ್ಲಿ ವೈದ್ಯಕೀಯ ತಪಾಸಣಾ ಶಿಬಿರಕ್ಕೆ ಬರಮಾಡಿಕೊಂಡು ವೈದ್ಯಕೀಯ ತಪಾಸಣೆ ಮಾಡೋರ ಮುಖಾಂತರ ಮಗು ಏನು ತೊಂದರೆ ಇದೆ ಅಂತಕ್ಕಂಥ ವ್ಯವಸ್ಥೆ ಆಗುತ್ತೆ. ಈ ನಡುವೆ ನಮ್ಮ ಜೊತೆಯಲ್ಲಿ ಗ್ರಾಮ ಪಂಚಾಯತಿ ಹಂತದಲ್ಲಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಅಂತಿದ್ದಾರೆ, ಅವ್ರ ಹತ್ರ ಕೂಡ ಈ ಮಾಹಿತಿ ಇರ್ತದೆ. ಅವರು ಕೂಡ ಗಮನಕ್ಕೆ ಬಂದ ತಕ್ಷಣ ಇದನ್ನ ಅವ್ರಿಗೆ UDD ಕಾರ್ಡ್ ಮಾಡೋ ವ್ಯವಸ್ಥೆ ಆಗಿರ್ತದೆ. ಆಗಿರ್ಲಿಲ್ಲ ಆಗಿದ್ರೆ ಸುಲಭ, ಆಗಲಿಲ್ಲ ಅಂದಾಗ ಅವ್ರು ನಮ್ಮ ಮಾಹಿತಿ ಕೊಟ್ಟಾಗ ನಮ್ಮಲ್ಲಿ ವೈದ್ಯಕೀಯ ತಪಾಸಣಾ ಶಿಬಿರದಲ್ಲಿ ಕರ್ಕೊಂಡ್ಬಂದು ತಜ್ಞ ವೈದ್ಯರನ್ನ ಭೇಟಿ ಮಾಡಿ ಅವರಿಗೆ UDD ಕಾರ್ಡ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಇದು ಪ್ರಾರಂಭಿಕ ಹಂತ.
1: ಸರ್, ಇದ್ರ ಜೊತೆಗೆ ಆ ಕ್ಷೇತ್ರ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರಾಗಿ ತಮ್ಮ ಒಂದು ಜವಾಬ್ದಾರಿಗಳು ಏನಿರುತ್ತೆ ಸರ್?
0: ನಮ್ಮಲ್ಲಿ ಈ ಮೊದಲೇ ಹೇಳಿದಾಗೆ ನಮ್ಮ ಸಾಮಾನ್ಯ ಶಾಲೆಗಳಲ್ಲಿ ಈ ತರದ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಬೇರೆ ಬೇರೆ ನ್ಯೂನತೆಗಳಿದೆ ಅನ್ನುವ ಕಾರಣಕ್ಕೆ ಶಾಲೆ ವ್ಯಾಪ್ತಿಯಿಂದ ಹೊರಗುಡಿದೆ ಅಂತ ನೋಡ್ಕೊಳ್ತಕ್ಕಂಥದ್ದು ಮೊದಲ ಜವಾಬ್ದಾರಿ. 6-18 ವರ್ಷದ ಒಳಗಿನ ಮಕ್ಕಳು ಯಾವ ಕಾರಣಕ್ಕೂ ಕೂಡ ಅಂದರೆ ನ್ಯೂನತೆಗಳ ನೆಪದಲ್ಲಿ ಆಚೆ ಉಳಿಬಾರ್ದು. ಆ ಮಗು ಕೂಡ ಮೊದಲು ಶಾಲೆಗೆ ದಾಖಲಾಗಿ ನೋಡ್ತಕ್ಕಂಥದ್ದು ನಮ್ಮ ಮೊದಲ ಕರ್ತವ್ಯ. ದಾಖಲ ಆದ ಮೇಲೆ ಶಾಲೆಯಲ್ಲಿ ಆ ಥರದ ಏನೇನು ಸೌಲಭ್ಯ, ನಾವು ಮೊದಲು ಹೇಳಿದಾಗೆ ಭೌತಿಕ ಸೌಲಭ್ಯಗಳು ಶಾಲೆಯಲ್ಲಿ ಕಲ್ಪಿಸಲಿಕ್ಕೆ ವ್ಯವಸ್ಥೆ, ಒಂದು ಶೌಚಾಲಯ ಅಥವಾ ಇಳಿಜಾರು ವ್ಯವಸ್ಥೆ, ರೈಲಿಂಗ್ಸ್ ವ್ಯವಸ್ಥೆ ಆ ಶಾಲೆಗೆ ಪ್ರತಿಯೊಂದು ಶಾಲೆಗೂ ಕೂಡ ಆ ಥರದ ಮಕ್ಕಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮೊದಲಿಗೆ ಇದು 2ನೇ ಹಂತ. 3ನೇ ಹಂತದಲ್ಲಿ ಬೋಧನೆ ಸಂದರ್ಭದಲ್ಲಿ ಉದಾಹರಣೆಗೆ ಬೌದ್ಧಿಕ ವಿಕಲತೆ ಮಕ್ಕಳಿದ್ದರೆ ನಮ್ಮ ಶಿಕ್ಷಕರಿಗೆ ಸವಾಲಾದಾಗ ಶಾಲೆಯಲ್ಲಿ ಒಂದು 20-30-40 ಮಕ್ಕಳು ಇರ್ತವೆ ತರಗತಿನಲ್ಲಿ. ಈ ಥರದ ಒಂದು ಮಗು ಅಥವಾ ಎರಡು ಮಗು ಸಿಗಬಹುದು. ಈ ಒಂದು ಮಗು ನೋಡಲಿಕ್ಕೆ 39 ಮಕ್ಕಳನ್ನು ಹೇಗೆ ಗಮನಿಸಬೇಕು, ಅದರ ನಡುವೆ ಇದನ್ನೂ ಹೇಗೆ ಜೊತೆಲಿ ಕರ್ಕೊಂಡು ಹೋಗ್ತಕ್ಕಂಥದ್ದು ಹೇಗೆ, ನಮ್ಮ ಗ್ರಾಮೀಣ ಪರಿಸರದಲ್ಲಿ ಒಬ್ಬ ತಾಯಿ ತನ್ನ 3 ಮಕ್ಕಳನ್ನು, ದೊಡ್ಡ ಮಕ್ಕಳನ್ನ ಪಕ್ಕದಲ್ಲಿ ಇಟ್ಕೋತಾಳೆ, ಆ ಮಗು ಇನ್ನೊಂದು ಚಿಕ್ಕ ಮಗುನ ಕೈ ಹಿಡ್ಕೊಳುತ್ತೆ, ಇನ್ನೊಂದು ಮಗು ಕೈ, ಹಾಗೆ ಜೊತೆಲಿ ಕರೆದಿರ್ತಕ್ಕಂಥ ಕೆಲಸವನ್ನು ಆಗೋ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರಿಗೆ

0: ಆ ಥರದ ಮಕ್ಕಳು ಬಂದಾಗ ಏನೇನೆಲ್ಲ ಸವಾಲಿದೆ, ಕಲಿಕಾ ನ್ಯೂನ್ಯತೆ ಇರ್ಬೋದು ಅಥವಾ ಕಲಿಕೆಯಲ್ಲಿ ಹಿಂದುಳಿದಿರ್ಬೋದು ಅಥವಾ ಆ ಮಗು ಹೈಪರ್ ಆಕ್ಟಿವಿಟೀಸ್ ಆದಾಗ ಹೇಗೆ ಅವನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಇದನ್ನು ಶಿಕ್ಷಕರಿಗೆ ಮನದಟ್ಟು ಮಾಡಿಕೊಡ್ತವೆ. ಮನದಟ್ಟು ಮಾಡುವ ಮುಖಾಂತರ ಅವ್ರು ಏನೆಲ್ಲ ಸೌಲಭ್ಯ ಅವರು ಸವಾಲು ಎದುರಿಸ್ತಾರೆ ಅವ್ರ ಜೊತೆ ನಾವು ಕೂಡ ಇಂಟ್ರಾಕ್ಟ್ ಮಾಡ್ತೇವೆ, ಅವರಿಂದ ಮಾಹಿತಿ ಪಡ್ಕೊಂಡು ಈ ಬೌದ್ಧಿಕ ವಿಕಲತೆ ಏನಾದ್ರು ದೊಡ್ಡದಾಗಿದ್ದರೆ ನಮ್ಮ ಸಂಪನ್ ಆ ಮಕ್ಕಳಿಗಾಗಿಯೇ ಕ್ಷೇತ್ರ ಸಂಪನ್ಮೂಲ ಕೇಂದ್ರದಲ್ಲಿ ಒಂದು ವಿಭಾಗನೇ ಇದೆ, ಸಮನ್ವಯ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಅಂತ ಒಂದು ವಿಭಾಗ ಇದೆ. ಆ ವಿಭಾಗದಲ್ಲಿ ನಾವು 4 ವಿಶೇಷ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ಈ ವರ್ಷ ನಮ್ಮಲ್ಲಿ 3 ಕೆಲಸ ಮಾಡ್ತಾ ಇದ್ದೇವೆ. ಪ್ರಾಥಮಿಕ ಹಂತದಲ್ಲಿ 2 ವಿಶೇಷ ಶಿಕ್ಷಕರು ಮತ್ತು ಪ್ರೌಢ ಹಂತದಲ್ಲಿ 1 ಶಿಕ್ಷಕರಿದ್ವಿ. ಇವ್ರನ್ನ ಗುರುತಿಸಿ ಶಿಕ್ಷಕರಿಂದ ಮಾಹಿತಿಯನ್ನು ಪಡ್ಕೊಂಡು ಅವರನ್ನು ಮೊದಲು ದಾಖಲು ಮಾಡ್ತಕ್ಕಂಥದ್ದು, ದಾಖಲು ಮಾಡಾದ್ಮೇಲೆ ಅವ್ರನ್ನ SATS ತಂತ್ರಾಂಶದಲ್ಲಿ ಅವ್ರನ್ನ ದಾಖಲು ಅದನ್ನು ತೋರಿಸ್ತಕ್ಕಂಥದ್ದು ಆದ ನಂತರ ಈ ಥರ ತೋರಿಸಿದಾಗ ಪ್ರಸ್ತುತ ವರ್ಷ ನಮ್ಮ ತಾಲೂಕಿನಲ್ಲಿ 272 ಮಕ್ಕಳನ್ನು ಬೇರೆ ಬೇರೆ ನ್ಯೂನತೆ ಉಳ್ಳ ಮಕ್ಕಳನ್ನು ಗುರುಸ್ಕೊಂಡಿದ್ದೇವೆ. ಇದನ್ನು ಜಿಲ್ಲಾ ಹಂತಕ್ಕೆ ರಾಜ್ಯ ಹಂತಕ್ಕೆ ಈ ಎಲ್ಲ ಮಕ್ಕಳನ್ನ ಟ್ರ್ಯಾಕಿಂಗ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಇದು ಪ್ರಾರಂಭಿಕ ಹಂತದಲ್ಲಿ.
1: ಸರ್, ಈಗ ತಾವು ಹೇಳ್ದಂಗೆನೆ ಈ ತರ ಒಂದು ಪ್ರಾರಂಭಿಕ ಹಂತದಲ್ಲಿ ಈ ತರ ಮಕ್ಕಳನ್ನ ಗುರುತಿಸಿ ಆ ಮಕ್ಕಳನ್ನ ಶಾಲೆಗೆ ಸೇರಿಸಿದ ನಂತರ ಅಲ್ಲಿ ಆ ಒಂದು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ ಅಂದ್ರೆ ಇತರೆ ಮಕ್ಕಳ ಜೊತೆ ಕಲಿಯುವಾಗ ಯಾವ ರೀತಿಯ ಒಂದು ಅನುಕೂಲಗಳನ್ನ ಆ ಮಕ್ಕಳಿಗೆ ಕಲ್ಪಿಸಲಾಗ್ತಾ ಇದೆ ಸರ್?
0: ನಾನು ಮೊದಲೇ ಹೇಳಿದಾಗೆ ಆ ಮಕ್ಕಳಿಗೆ ತನ್ನ ಸಹಾಯಕ ವಿದ್ಯಾರ್ಥಿ ಜೊತೆನಲ್ಲಿ ಅವನ ಸ್ನೇಹಿತ ಗೆಳೆಯನ ಸಹಾಯದಿಂದ ಮೊದಲ ಅವಶ್ಯಕತೆ ಮೊದಲು ಅವನಿಗೆ ಅವಕಾಶ ಮಾಡಿಕೊಡ್ತವೆ. ಅವನಿಗೆ ಏನು, ಉದಾಹರಣೆಗೆ ಒಂದು ಮಗು ಇದೆ, ಅವನನ್ನು ಇನ್ನೊಂದು ಮಗುಗೆ ಅವನ ಜೊತೆಲಿ ತೀರಾ ನಿಯರೆಸ್ಟ್ ಹತ್ತಿರದ ಗೆಳೆಯ ಆಪ್ತ ಗೆಳೆಯ ಅಂತ ಹೇಳ್ತೀವಿ, ಆ ಆಪ್ತ ಗೆಳೆಯನ ಒಬ್ಬನ ಅವನಿಗೆ ಜೊತೆ ಮಾಡ್ತಕ್ಕಂಥದ್ದು, ಅವನು ಅವನಿಗೆ ಬೇಕು ಬೇಡಗಳು ಏನಿದೆ ಅದನ್ನು ಗುರುತಿಸ್ಕೊಂಡು ಪಕ್ಕದಲ್ಲಿ ಅವನಿಗೆ ಸಹಾಯ ಮಾಡ್ತಕ್ಕಂಥದ್ದು, ಅದನ್ನು ಶಿಕ್ಷಕರು ಅದನ್ನು ಗಮನಿಸ್ತಾ ಹೋಗ್ತಾರೆ. ಸೊ ಅವನು ಏನಿದ್ರು ಪಕ್ಕದ ಮಗುಗೆ ಅವಕಾಶ ಮಾಡಿಕೊಡ್ಬೇಕು, ಅವನ ಜೊತೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಅವನಿಗೆ ಹತ್ತಿರದಲ್ಲಿ ಸಹಾಯ ಮಾಡೋದ್ರಿಂದ ಒಂದು ಪೆನ್ನು ಪುಸ್ತಕ ಕೊಡ್ತಕ್ಕಂಥದ್ದು ಅಥವಾ ಬಗ್ಗೆ ಮಾಡಲಿಕ್ಕೆ ಅಥವಾ ಹೊರಗಡೆ ಶೌಚಾಲಯ ಕರ್ಕೊಂಡು ಹೋಗಕ್ಕೆ ಆಗದೇ ಇದ್ದ ಸಂದರ್ಭದಲ್ಲಿ ತನ್ನ ಸಹಪಾಠಿಗಳ ಜೊತೆನಲ್ಲೇ ಮೊದಲು ಅವನಿಗೆ ನಾವು ಅವನಿಗೆ ಒಂದು ಜೊತೆಗೂಡಿಸ್ತಕ್ಕಂಥ ಕೆಲಸ ಆಗುತ್ತೆ. ತದನಂತರ ನಮ್ಮ ಮಕ್ಕಳು ನಮ್ಮ ಶಾಲೆ ಶಿಕ್ಷಕರು ಅವ್ರನ್ನ ಗಮನಿಸ್ಕೊಂಡು ಅವ್ನಿಗೆ ಏನೆಲ್ಲ ಸೌಲಭ್ಯಗಳು ಬೇಕು, ಉದಾಹರಣೆಗೆ ನಾನು ಮೊದಲು ಹೇಳಿದಾಗೆ ಶ್ರವಣ ದೋಷ ಕಂಡು ಬಂದಿದೆ ಅಂತ ಏನು ಕಂಡು ಬಂದರೆ ಕೂಡಲೇ ವೈದ್ಯಕೀಯ ತಪಾಸಣೆ ಶಿಬಿರ ಮಾಡಿಸಿ ಅವನಿಗೆ ಶ್ರವಣೋಪಕರಣ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಆಗುತ್ತೆ. ಒಂದು ಪುನರ್ವಸತಿ ಕಾರ್ಯಕ್ರಮ ಮೊದಲು ದಾಖಲು ಮಾಡ್ತೇವೆ, ದಾಖಲು ಮಾಡಾದ್ಮೇಲೆ ಪುನರ್ವಸತಿಗೆ ಅಥವಾ ತಜ್ಞ ವೈದ್ಯರ ಬಳಿಗೆ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಅದು ಇಲ್ಲ ಅಂತಂದ್ರೆ ನಮ್ಮ ಜೊತೆಲಿ ಕೆಲಸ ಮಾಡ್ತಕ್ಕಂಥ ಸ್ವಾಮಿ ವಿವೇಕಾನಂದ ಕೂಡ ಈ ಅವಕಾಶಗಳಿವೆ. ಅವ್ರ ಮುಖಾಂತರ ಅಥವಾ ನಮ್ಮ ವಾಕ್ಶ್ರವಣ ಮತ್ತು ತರಬೇತಿ ಸಂಸ್ಥೆ ಮೈಸೂರಿಗೆ ಅವರನ್ನು ಕಳಿಸೋದ್ರ ಮುಖಾಂತರ ಅವರಿಗೆ ಏನೆಲ್ಲ ಸೌಲಭ್ಯಗಳಿವೆ ಕೂಡಲೇ ಅದನ್ನು ಪರಿಹಾರ ಮಾಡಿ ಮೊದಲು ಪುನರ್ವಸತಿ ಕಲ್ಪಿಸ್ತಕ್ಕಂಥದ್ದು, ತದನಂತರ ಅವ್ನಿಗೆ ಏನೆಲ್ಲ ಸೌಲಭ್ಯಗಳು ಬರ್ತವೆ, ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಬರ್ತವೆ ಅಂತಕ್ಕಂಥದ್ದನ್ನು 2 ಹಂತದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದೆ.
1: ಸರಿ, ಇದ್ರ ಜೊತೆಗೆ ಈಗ ತಾವು ಹೇಳ್ದಂಗೆನೆ ಇದು ಮಕ್ಕಳ ಕಲಿಕೆಗೆ ಒಂದು ಬೋಧನಕ್ಕೆ ಅನುಗುಣವಾಗಿ ಏನಾದರೂ ಬೇರೆ ಬೇರೆ ವಿಧಾನಗಳಲ್ಲಿ ಏನಾದರೂ ಬದಲಾವಣೆಗಳನ್ನ ಮಾಡಲಾಗ್ತಾ ಇದೆ, ಹೇಗೆ ಸರ್?
0: ಖಂಡಿತ ಬದಲಾವಣೆಗಳು ಮಾಡಲಿಕ್ಕೆ ನಮ್ಮಲ್ಲಿ ಶಿಕ್ಷಕರಿಗೆ ಆಗಿಂದಾಗೆ ತರಬೇತಿಯನ್ನು ಕೊಡ್ತೇವೆ. ಶ್ರವಣ ದೋಷ ಉಳ್ಳ ಮಕ್ಕಳಿರ್ಬೋದು, ಬೌದ್ಧಿಕ ವಿಕಲತೆ ಉಳ್ಳ ಮಕ್ಕಳಿರ್ಬೋದು, ಅಥವಾ CP ಸೆರೆಬ್ರಲ್ ಪಾಲಿಸಿ ಮಕ್ಕಳಿರ್ಬೋದು, ವಿಶೇಷವಾಗಿ ಆರ್ಟಿಸಂ ಮಕ್ಕಳಿದ್ದಾಗ. ಸೊ ಈ ಆರ್ಟಿಸಂ ಮಕ್ಕಳನ್ನು ಹೇಗೆ ನಾವು ಅವ್ರನ್ನ ಗುರುಸ್ಕೋಬೇಕು, ಹೇಗೆ ಅವನನ್ನು ನಾವು ಮೇನ್ ಸ್ಟ್ರೀಮ್ ಕರಲಿಕ್ಕೆ ಮಾರ್ಗೋಪಾಯಗಳೇನು ಇದನ್ನು ಮಾಡ್ಬೋದಾ ಅನ್ನೋ ನಿಟ್ಟಿನಲ್ಲಿ ನಾವು ಶಿಕ್ಷಕರಿಗೆ ನಾವು ಆಗಿಂದಾಗೆ ತರಬೇತಿಯನ್ನು ಕೊಡ್ತೇವೆ. ಉದಾಹರಣೆಗೆ ಕಳೆದ ವರ್ಷ ವಾಕ್ ಮತ್ತು ಶ್ರವಣ ತರಬೇತಿ ಸಂಸ್ಥೆಯಲ್ಲಿ ಹಂತ ಹಂತವಾಗಿ ಎಲ್ಲ ಬ್ಲಾಕ್ನ ಎಲ್ಲ ಶಿಕ್ಷಕರಿಗೆ ಈ ಥರದ ತರಬೇತಿಯನ್ನು ಕೊಡಲಾಗ್ತದೆ. ನಮಗೂ ಕೂಡ ಎಲ್ಲ ಮುಖ್ಯ ಶಿಕ್ಷಕರಿಗೆ ಅಲ್ಲೇ ತರಬೇತಿ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಅವ್ರನ್ನ ಕಂಡುಹಿಡಿದು ಆ ಮೂಲಕ ಅವ್ರಿಗೆ ಕೊಡ್ತಕ್ಕಂಥ ವಿಧಾನಗಳು ಬೇರೆ ಬೋಧನಾ ವಿಧಾನಗಳು ಏನಿವೆ, ಉದಾಹರಣೆಗೆ ನಮ್ಮಲ್ಲಿ 2 ಅವಕಾಶ ಇದೆ. ನಮ್ಮಲ್ಲಿ ಒಂದು ಶಾಲಾ ತರಬೇತಿ ಸಂಸ್ಥೆ SRP ಸ್ಕೂಲ್ ರೆಡಿನೆಸ್ ಪ್ರೋಗ್ರಾಮ್ ಅಂತ ಶಾಲಾ ಸಿದ್ಧತಾ ಕೇಂದ್ರ ಅಂತ ಓಪನ್ ಮಾಡಿ ತೆಗೆದಿದ್ದೇವೆ. ವಾರದಲ್ಲಿ 2 ಇರ್ತದೆ, ಪ್ರತಿ ಸೋಮವಾರ ಮತ್ತು ಗುರುವಾರ ಅಲ್ಲಿರ್ತದೆ. ಸೊ ಆ ಥರದ ಮಕ್ಕಳನ್ನ ಪೋಷಕರು ಕರ್ಕೊಬಂದಾಗ ಮೊದಲು ಪೋಷಕರಿಗೆ ನಾವು ಮೊದಲು ಅವರಿಗೆ ಹೇಳ್ಕೊಡ್ತೇವೆ ಏನು ಮಾಡಬೇಕು ಈ ಮಗುಗೆ. ಉದಾಹರಣೆಗೆ ಒಂದು ಮಗುಗೆ ತನ್ನ ಬಟ್ಟೆಗಳನ್ನು ತಾನೇ ಹಾಕೋಬೇಕು, ಗುಂಡಿಗಳನ್ನು ಹಾಕೋಬೇಕು, ಅದು ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆ ಒಂದು ಹಂತದಲ್ಲೇ ಮುಗಿಯೋದಿಲ್ಲ, ಒಂದು ಹಂತದಲ್ಲೇ ಮುಗಿಯಲ್ಲ, ಅನೇಕ ಸಲ ಮೇಲೆ ಬಣ್ಣ ಬಣ್ಣದ ವಸ್ತುಗಳನ್ನ ಜೋಡಿಸ್ತಕ್ಕಂಥದ್ದು. ಆ ಮೂಲಕ ಒಂದಾದ್ಮೇಲೆ ಒಂದು ಆಕೃತಿ ಆಧಾರದ ಮೇಲೆ, ಬಣ್ಣದ ಆಧಾರದ ಮೇಲೆ ಈ ತರ ಬಂದಾಗ ಮಗುವನ ಗಮನವನ್ನ ನಮ್ಮ ಕಡೆ ಸೆಳೆದು ಆ ಮೂಲಕ ಅವನ್ನ ಮೇನ್ ಸ್ಟ್ರೀಮ್ಗೆ ತರ್ತಕ್ಕಂಥದ್ದು. ಈ ವಿಧಾನವನ್ನ ನಾವು ಅನುಸರಿಸಿಕೊಂಡು ಶಿಕ್ಷಕರಿಗೆ ಅದನ್ನ ನಾವು ಉಪಯೋಗವಾಗುವಂತೆ ಮಾಡ್ಕೊಳ್ತೇವೆ. ಮೊದಲು ಆ ಮಗು ಶಾಲೆಗೆ ಬರಬೇಕು.

0: ಅಂದ ನಂತರ ತನ್ನ ಗೆಳೆಯನ ಜೊತೆಯಲ್ಲಿ ಅವನ ಮಟ್ಟಕ್ಕೆ ಅಲ್ಲದೇ ಇದ್ರು ಕೂಡ ಅವ್ನು ಸರಿ ಸಮಕ್ಕೆ ಅಲ್ಲದೇ ಇದ್ರು ಕೂಡ ತಾನು ಕೂಡ ತನ್ನ ಹಂತದಲ್ಲಿ ಭಾಗಿಯಾಗುವ ವ್ಯವಸ್ಥೆಯಲ್ಲಿ ಬೋಧನಾ ವಿಧಾನಗಳು ನಮ್ಮಲ್ಲಿ ಕೂಡ ಸಾಕಷ್ಟು ಶಿಕ್ಷಕರಿಗೆ ಮತ್ತೆ ನಮಗೆ ತರಬೇತಿ ವ್ಯವಸ್ಥೆ ಇದೆ ಜಿಲ್ಲಾ ಹಂತದಲ್ಲಿ ರಾಜ್ಯ ಹಂತದಲ್ಲಿ ಅದನ್ನು ಪಡ್ಕೊಂಡು ಬಂದು ಶಿಕ್ಷಕ ಕೂಡ ನಾವು ತರಬೇತಿಯನ್ನು ಕೊಡಲಾಗುತ್ತೆ.
1: ಸರ್, ಈಗ ತಾವು ಹೇಳಿದಂಗೆ ಈಗ ಒಂದೊಂದು ದೃಷ್ಟಿದೋಷ ಇರ್ಬೋದು, ಶ್ರವಣ ದೋಷ ಇರ್ಬೋದು, ಅಥವಾ ದೈಹಿಕ ಮತ್ತು ಈ ಒಂದು ಬೌದ್ಧಿಕ ವಿಕಲತೆ ಹೊಂದಿರತಕ್ಕಂಥ ಮಕ್ಕಳಿಗೆ ಯಾವ ರೀತಿಯ ಒಂದು ಶೈಕ್ಷಣಿಕ ಸಹಾಯವನ್ನು ನೀಡಲಾಗ್ತಾ ಇದೆ ಸರ್?
0: ಮೊದಲಿಗೆ ದೃಷ್ಟಿದೋಷವುಳ್ಳ ಮಕ್ಕಳಿಗೆ ಆ ಥರ ಕಂಡು ಬಂದ ತಕ್ಷಣ ಕೂಡಲೇ ನಾವು ತಾಲೂಕು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಅವರನ್ನು ರೆಫರ್ ಮಾಡ್ತೇವೆ. ಅಲ್ಲಿ ಅವ್ರನ್ನ ತಪಾಸಣೆ ಮಾಡಿ ವೈದ್ಯಕೀಯ ಇಲಾಖೆಯಿಂದ ಕೂಡ ಅವರಿಗೆ ಪ್ರತಿ ವರ್ಷ ಕನ್ನಡಕ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ ಲೋ ವಿಜಿಲೆಂಟ್. ಅವ್ರು ಕೊಟ್ಟ ನಂತರ ಅವರಿಗೆ ಅದೊಂದು ಪುನರ್ವಸತಿ ಅದು ಕಲ್ಪಿಸ್ಕೊಟ್ರೆ ಸಾಕು. ಅಥವಾ ಆ ಮಗುಗೆ ಇನ್ನೂ ಏನೋ ತೊಂದರೆ ಇದೆ ಅಂತ ಹೇಳಿದ್ರೆ ನಮ್ಮ ಶಿಕ್ಷಣ ಇಲಾಖೆಯಿಂದ ಆ ಮಕ್ಕಳಿಗೆ ಕೊಡ್ತಕ್ಕಂಥ ಸೌಲಭ್ಯಗಳು ಅಂದರೆ ಈ ವೈದ್ಯಕೀಯ ತಪಾಸಣಾ ಶಿಬಿರದಲ್ಲಿ ಕನ್ನಡಕ ಕೊಡ್ತಕ್ಕಂಥದ್ದು, ಇನ್ನೂ ಅಗತ್ಯವುಳ್ಳದಂದರೆ ಬೂತ್ ಕನ್ನಡನ ಕೊಡ್ತಕ್ಕಂಥದ್ದು, ಅಥವಾ ಬುದ್ಧಿಮಾನ ದೃಷ್ಟಿದೋಷವುಳ್ಳ ಮಕ್ಕಳಿಗೆ ಕಾಣದೇ ಇಲ್ಲ ಅಂತಂದ್ರೆ ಬ್ರೈಲ್ ಲಿಪಿ ಅನ್ನೋ ಪುಸ್ತಕವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇದೆ.
1: ಅದ್ರ ಬಗ್ಗೆ ಮುಂದುವರ್ಸೋಣ ಸರ್, ಒಂದು ಕರೆ ಇದೆ. ಹಲೋ
2: ಸರ್, ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು?
2: ಶ್ರೀಧರ್ ಅನ್ಬಿಟ್ಟು.
1: ಶ್ರೀಧರ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ವಿಶೇಷಚೇತನ ಮಕ್ಕಳಿಗೆ ಸಂಬಂಧಪಟ್ಟಂತೆ
1: ಸ್ಪೋರ್ಟ್ಸ್ ರಿಲೇಟೆಡ್?
2: ಹೌದು,
0: ಸದ್ಯಕ್ಕೆ ನಮ್ಮಲ್ಲಿ ವರ್ಷಕ್ಕೆ ಒಮ್ಮೆ ಆ ತರದ ಮಕ್ಕಳಿಗೆ ಕ್ರೀಡೆ ಮತ್ತು ಅವರಿಗೆ ಒಂದು ವರ್ಷದಲ್ಲಿ ಒಮ್ಮೆ ಮಾತ್ರ ಮಕ್ಕಳಿಗೆ ಮಾಡಲಿಕ್ಕೆ ಅವಕಾಶ ಇದೆ ಶ್ರೀಧರ್ ಅವರೇ. ಅದನ್ನು ನಾವು ವರ್ಷಕ್ಕೊಮ್ಮೆ ನಾಲ್ಕು ಕೇಂದ್ರಗಳಲ್ಲಿ ನಡೆಸ್ತೇವೆ. ಪ್ರಾಥಮಿಕ ಹಂತದಲ್ಲಿ ಎರಡು ಕೇಂದ್ರ ಮತ್ತು ಪ್ರೌಢ ಹಂತದಲ್ಲಿ ಎರಡು ಕಡೆ ಆ ಮಕ್ಕಳಿಗೆ ಕ್ರೀಡೆ ಮತ್ತು ವರ ಸಂಚಾರ ಅಂತೇಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಮಕ್ಕಳನ್ನು ಮಾಡ್ತಕ್ಕಂಥ ಕೆಲಸ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಿಂದ ಅದು ಆಗ್ತಾ ಇದೆ. ಏನ್ ಸಮಸ್ಯೆ ಆಗ್ತಾ ಇದೆ ಶ್ರೀಧರ್ ಅವರೇ?
2: ಅಸೆಸ್ಮೆಂಟ್ ರಿಲೇಟೆಡ್ ಏನಾಗ್ತಿದೆ ಅಂದ್ರೆ ಗವರ್ನಮೆಂಟ್ ಆಸ್ಪತ್ರೆಗಳಲ್ಲಿ ಶಾಲಾ ಮಕ್ಕಳುಗಳಿಗೆ ಸರ್ಕಾರಿ ವೈದ್ಯರಲ್ಲಿ ಅಸೆಸ್ಮೆಂಟ್ ಆದ್ರೂ ಕೂಡ ಅಲ್ಲಿಂದ ಅಪ್ರೂವಲ್ ಮಾಡುವಂತದ್ದು ತುಂಬಾ ಲೇಟ್ ಆಗ್ತಿದೆ, ತಡ ಆಗ್ತಿದೆ ಸರ್.
0: ಈಗ ನಾವು ಏನ್ ಮಾಡಬಹುದು ಅಂತಂದ್ರೆ, ಮೊದಲಿಗೆ ನಾವು ವೈದ್ಯರನ್ನ ಸಂಪರ್ಕಿಸಿ ಅವರಿಗೆ ಆನ್ಲೈನ್ ನೋಂದಣಿ ಮಾಡಿ ಆ ನಂತರ ವೈದ್ಯರಿಂದ ಅವರಿಗೆ ಅದನ್ನ ಅವ್ರಿಗೇನು ಎಷ್ಟು ಹಂತದಲ್ಲಿ ತೊಂದರೆ ಇದೆ ಅಂತಕ್ಕಂಥದ್ದು ಗುರುತಕ್ಕಂಥ ಕೆಲಸ ಅದಾಗ್ತಾ ಇದೆ. ಅದು ನಿಮ್ಗೆ ಹೇಳಿದಾಗ ಆನ್ಲೈನ್ ಪ್ರಕ್ರಿಯೆ ಆದ್ರಿಂದ ನೀವು ಹೇಳಿದಾಗ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಕೆಲವೊಮ್ಮೆ ಕೆಲವು ಮಕ್ಕಳಿಗೆ ಒಂದು ವಾರಕ್ಕೆ ಬರ್ತಕ್ಕಂಥ ಅವಕಾಶಗಳು ಕೂಡ ಇದೆ. ಅದು ಆನ್ಲೈನ್ ಪ್ರಕ್ರಿಯೆ ಆದ್ರಿಂದ ಮುಂದಿನ ದಿನಗಳಲ್ಲಿ ನೋಡೋಣ, ಮಾತಾಡೋಣ ಅವ್ರ ಹತ್ರ. ಆಗ್ಬೋದಾ? ಮೊದಲಿಗೆ ಗುರುತಿಸ್ಕೊಂಡು ಆ ಥರದ ಮಕ್ಕಳೇನಿದ್ರೆ ನಮಗೆ ಪಟ್ಟಿ ಕೊಟ್ಟರೆ ನಾವು ಕೂಡ ವೈದ್ಯರ ಹತ್ರ ಮಾತಾಡಿ ನಾವು ಈಗ ಒಂದು ಇನ್ನೊಂದು ಸರಿ ಕೇಳಿದ್ವಿ. ಕಳೆದ ಸಲ ಏನಾಗಿದೆ ಅಂದರೆ ಮೋರ್ ದ್ಯಾನ್ 40% ಮೇಲಿದ್ರೆ ಮಾತ್ರ ಇವ್ರು ಹಿಡಿಕೊಡ್ತಕ್ಕಂಥ ವ್ಯವಸ್ಥೆ ಆಯಿತು. ಕಳೆದ ವರ್ಷದ ಬದಲಾವಣೆ ಆಗಿದೆ. ಶೇಕಡ 40%ಕ್ಕಿಂತ ಕಡಿಮೆ ಇದ್ರೂ ಕೂಡ ಆ ಮಕ್ಕಳಿಗೆ ಕೂಡ UDD ಕಾರ್ಡ್ ಕೊಡಬೇಕು ಅಂತ ಕೂಡ ಆಗಿದೆ. ಆ ಸೌಲಭ್ಯ ಅಲ್ಲದೇ ಇದ್ರೂ ಕೂಡ ಅವನ್ನು ಗುರುತಿಸಲಿಕ್ಕೆ ಒಂದು ಅವಕಾಶ ಇದೆ. ಅದನ್ನು ಕೂಡ ಕಳೆದ ನಾವು ಭಾಗಿದಾರರ ಸಭೆಯಲ್ಲಿ ಕೂಡ ನಾವು ಮಾನ್ಯ TH ಅವ್ರ ಹತ್ರ ಮಾತಾಡಿದ್ದೀವಿ. ಅವರು ಕೂಡ ಅದು ಒಪ್ಕೊಂಡಿದ್ದಾರೆ. ಸೊ ಮುಂದಿನ ತಿಂಗಳಲ್ಲಿ ಅದನ್ನು ಕ್ಯಾಂಪ್ ಮಾಡ್ತಕ್ಕಂಥ ವ್ಯವಸ್ಥೆನ ಮಾಡ್ಕೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ನಾವು ಎಲ್ಲ ಸೇರಿ ಮಾತಾಡೋಣ.
1: ಓಕೆ ಓಕೆ, ಧನ್ಯವಾದಗಳು ಶ್ರೀಧರ್ ಅವರೇ ಕರೆ ಮಾಡಿದ್ದೀವಿ. ಸರ್, ತಾವು ಮಾತನಾಡ್ತಾ ಇದ್ರಿ ಈ ಒಂದು ದೃಷ್ಟಿದೋಷ ಇರತಕ್ಕಂಥ ಮಕ್ಕಳಿಗೆ ಯಾವ ತರ ಒಂದು ವ್ಯವಸ್ಥೆನ ಕಲ್ಪಿಸಲಾಗ್ತಾ ಇದೆ?
0: ದೃಷ್ಟಿದೋಷ ಉಳ್ಳ ಮಕ್ಕಳಿಗೆ ಕನ್ನಡಕ ಕೊಡ್ತಕ್ಕಂಥ ವ್ಯವಸ್ಥೆ ವೈದ್ಯಕೀಯ ಇಲಾಖೆಯಿಂದ ನಾವು ಸಂಬಂಧಪಟ್ಟವರಿಂದ ಕಾಂಟ್ಯಾಕ್ಟ್ ಮಾಡ್ಕೊಡ್ತಕ್ಕಂಥದ್ದು. ಕಳೆದ ವರ್ಷ 300, 400, 500, 600 ಮಕ್ಕಳವರೆಗೂ ಕೂಡ ಕನ್ನಡಕ ವಿತರಣೆ ನಮ್ಮಲ್ಲಿ RBSK ಕಡೆಯಿಂದ ಕೂಡ ಆಗ್ತಕ್ಕಂಥ ಇದೆ. ಮತ್ತೆ ನಮ್ಮಲ್ಲಿ ವರ್ಷಕ್ಕೊಮ್ಮೆ ಆ ಮಕ್ಕಳಿಗೆ ನಾವು ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಾಗ ಏನು ಅವ್ರಿಗೆ ಅಗತ್ಯ ಇದೆ ಅಂತಕ್ಕಂಥದ್ದು ಅಲಿಮ್ಕೋ ಸಂಸ್ಥೆಯವ್ರು ನಿರ್ಧಾರ ಮಾಡ್ತಾರೆ. ಉದಾಹರಣೆಗೆ ಶ್ರವಣ ದೋಷ ಉಳ್ಳ ಮಕ್ಕಳಿಗೆ ಇಯರಿಂಗ್ ಏಡ್ ಅನ್ನು ಕೊಡ್ತಕ್ಕಂಥದ್ದು, ಈ ದೈಹಿಕ ಚಲನವಲನೀಯತೆ ಉಳ್ಳ ಮಕ್ಕಳಿಗೆ AFO ಮತ್ತು KFO, ಮತ್ತೆ ಅವರಿಗೆ ವೀಲ್ ಚೇರು, CP ಚೇರ್ಗಳು, ಅವ್ರಿಗೆ ಏನು ಅಗತ್ಯ ಇದೆ ಅದನ್ನ ಅಲಿಮ್ಕೋ ಸಂಸ್ಥೆಯ ತಜ್ಞ ವೈದ್ಯರು ಗುರುತಿಸ್ತಾರೆ. ಅದು ವರ್ಷಕ್ಕೆ ಒಮ್ಮೆ ನಾವು ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಿಂದ ಅದು ಆಗ್ತಾ ಇದೆ, ಕೊಡ್ತದೆ. ಈ ವರ್ಷವೂ ಕೂಡ ಬಂದಿದೆ. ಇನ್ನು ಇದು AFO ಮತ್ತು KFO ಒಂದು ಬರಬೇಕಾಗಿದೆ. ಅದು ಕೊಟ್ಟ ತಕ್ಷಣ ಇಮ್ಮಿಡಿಯೇಟ್ ಆಗಿ ಈ ವರ್ಷವನ್ನು ಕೂಡ ನಾವು ಕೊಡಲಿಕ್ಕೆ ವ್ಯವಸ್ಥೆ ಇದೆ. ಕಾಯ್ತಾ ಇದ್ದೀವಿ. ಅವು ಬಂದ ತಕ್ಷಣ ಈ ಕ್ಷಣದಲ್ಲಿ ಅವ್ರಿಗೆ ಕೊಡ್ತೇವೆ ಅವರು.
1: ಸರ್, ಈಗ ಅದೇ ರೀತಿ ಸರ್, ಈಗ ದೈಹಿಕ ಮತ್ತು ಬೌದ್ಧಿಕ ವಿಕಲತೆ ಹೊಂದಿರತಕ್ಕಂಥ ಮಕ್ಕಳಿಗೂ ಕೂಡ ಏನೇನು ವ್ಯವಸ್ಥೆ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಸರ್. ಮತ್ತೊಂದು ಕರೆ ಇದೆ. ಹಲೋ
3: ಸರ್, ನಾನು ಜಯರಾಮ್ ಸರ್, ಸಾಗರದಿಂದ.
1: ಜಯರಾಮ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಪ್ರಶ್ನೆ ಏನಿಲ್ಲ ಸರ್, ಒಬ್ಬ ಅಂಗವಿಕಲ SLC ಗಂಟ ಓದಿರ್ತಾನೆ, ಮುಂದಿನ ಭವಿಷ್ಯ ನಿರ್ಣಯ ಮಾಡ್ಕೊಳಕ್ಕೆ ಕಡಿಮೆ ಬರುತ್ತಾನ, ಅವನಿಗೆ ಒಂದು ಕೈ ಸ್ವಾಧೀನ ಇಲ್ಲ, ಒಂದು ಕಾಲು ಸ್ವಾಧೀನ.

0: ಇಲ್ಲ, ಆದ್ರೂ ಬಡತನದಿಂದ ಮುಂದೆ ಬಂದು ಎಸ್ ಎಲ್ ಸಿ ಗಿಂತ ಹೋಗಿದ್ದಾನೆ. ಈಗ ಅವನು ಮುಂದಿನ ಭವಿಷ್ಯ ನಿರ್ಣಯ ಮಾಡ್ಕೊಳಕ್ಕೆ ಏನಾದ್ರೂ ಸರ್ಕಾರ ಸವಲತ್ತು ಏನಾದ್ರು ಸಿಗುತ್ತೆ ಸರ್?
1: ಜಯರಾಮ್ ಅವರೇ ನಮಸ್ಕಾರ.
0: ನಮಸ್ಕಾರ ಸರ್.
1: ಈಗ ನಮ್ಮ ವ್ಯಾಪ್ತಿ 6-18 ವರ್ಷದ ಒಳಗಿನ ಮಕ್ಕಳಿಗೆ ಶಾಲಾ ಶಿಕ್ಷಣ ಇಲಾಖೆಯಿಂದ ಕೊಡ್ತಕ್ಕಂತ ಸೌಲಭ್ಯಗಳು, ಆ ಮಗುಗೆ ಶಾಲಾ ಶಿಕ್ಷಣ ಕೊಡ್ತಕ್ಕಂಥದ್ದು ನಮ್ಮ ಪ್ರಮುಖ ಜವಾಬ್ದಾರಿ. ನೀವು ಹೇಳದಾಗೆ ಮುಂದುವರೆದು ಆಯ್ತು, ಅವ್ರನ್ನ ಕಳಿಸ್ತೀವಿ ಶಾಲೆಗೆ, ಎಸ್ ಎಲ್ ಸಿ ಪಾಸ್ ಆಯ್ತು, ಮುಂದೆ ಏನು ಅಂತೇಳಿ ಮುಂದೆ ಪೋಷಕರ ಜೊತೆ ಚರ್ಚಿಸಿ ಆ ಮಗುಗೆ ಏನು ಅಗತ್ಯತೆ ಇದೆ ಅದನ್ನ ನಾವು ನಮ್ಮ ಕೈಲಾದಂತಹ ಅವರಿಗೆ ದಾರಿಯನ್ನು ತೋರಿಸ್ತಕ್ಕಂಥದ್ದು ಕೂಡ ನಮ್ಮಲ್ಲಿ ಇದೆ. ವೃತ್ತಿ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಜವಾಬ್ದಾರಿ ಆಗಿರುತ್ತೆ, ಖಂಡಿತ ಮಾಡ್ತೇವೆ. ಉದಾಹರಣೆಗೆ ನಿಮಗೆ ಆ ಥರದ ಮಗುಗಳು ಏನಿದ್ರೆ, ವಿಶೇಷವಾಗಿ 1 or 2 ಕೇಸಸ್ ಇದ್ರೆ ದಯಮಾಡಿ ನಮ್ಮನ್ನು ಸಂಪರ್ಕಿಸಿ. ಆ ಮಕ್ಕಳಿಗಾಗಿಯೇ ಮೈಸೂರಿನಲ್ಲಿ ಅನೇಕ ಸೌಲಭ್ಯ ಇರ್ತಕ್ಕಂಥದ್ದು, ಉದಾಹರಣೆಗೆ JSSನಲ್ಲಿ ವಿಕಲಚೇತನ ಮಕ್ಕಳಿಗೆ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಇದೆ, ಆ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಅವರಿಗೆ ಪ್ರವೇಶವನ್ನು ಮಾಡಿಸ್ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಆ ಮಗು ಆ ಮೂಲಕ ತನ್ನ ಏನು ಅವನೇನು ಮಾಡಬಲ್ಲ ಅದನ್ನು ಅಲ್ಲಿ ನಿರ್ಧಾರ ಮಾಡಿ ಅವನಿಗೆ ಯಾವುದು ವಿಭಾಗ ಅವನಿಗೆ ಸೆಟ್ ಆಗುತ್ತೆ ಅಂತಕ್ಕಂಥದ್ದು ಕೂಡ ಅವ್ರು ನಿರ್ಧಾರ ಮಾಡ್ತಾರೆ. ಆ ಥರದ ಮಕ್ಕಳೇ ನಾವಿದ್ರೆ ದಯಮಾಡಿ ನಮ್ಮ ಗಮನಕ್ಕೆ ತನ್ನಿ. ನನ್ನ ನಂಬರ್ ಕೂಡ ಕೊನೆಯಲ್ಲಿ ಕೊಡ್ತೇನೆ ಫೋನ್ ನಂಬರ್ನ. ಉದಾಹರಣೆಗೆ ಒಂದು ಉದಾಹರಣೆ ನಾನು ನಿಮ್ಗೆ ಹೇಳಬಲ್ಲೆ. ನಂದಿನಾಥಪುರದಲ್ಲಿ ಒಂದು ಮಗು ಇತ್ತು. ಸೊ ಆ ಮಗು ನಮ್ಮ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ SSLC ಫೇಲ್ ಆಗಿತ್ತು. 2ನೇ ಹಂತದಲ್ಲಿ ಆ ಮಗುನ ನಾವೇ ವಿಶೇಷ ಕಾಳಜಿ ವಹಿಸಿ ಪರೀಕ್ಷೆ ತಗೊಂಡು ಪಾಸ್ ಆಯಿತು. ಕೊನೆಗೆ ಅದರ ತಾಯಿ ಅಲ್ಲಿ ಅಡಿಗೆಯವರಾಗಿದ್ದರು. ಅವ್ರನ್ನ ಕರೆದು ಅವ್ರನ್ನ ಕನ್ವಿನ್ಸ್ ಮಾಡಿ JSS ಪಾಲಿಟೆಕ್ನಿಕಲ್ಲಿ ಅಡ್ಮಿಷನ್ ಮಾಡಿಸ್ತೀವಿ. ಅದು 1 ವರ್ಷ ಹೋಯ್ತು, 2ನೇ ವರ್ಷ ಹೋಮ್ ಸಿಕ್ನೆಸ್ಸಿಂದ ವಾಪಸ್ ಬಂದ್ಬಿಡ್ತು. ಇಂಥದ್ದು ಕೆಲಸವೂ ಕೂಡ ಆಗ್ತವೆ. ಆ ಥರದ 1 or 2 ಕೇಸ್ಗಳಿದ್ದರೆ ಅಥವಾ ನಿಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಆ ಮಗುಗೆ ತನ್ನ ಬದುಕು ಕಟ್ಕೊಳ್ಳಿಕ್ಕೆ ಏನು ಬೇಕೋ ಅದನ್ನು ಮಾರ್ಗದರ್ಶನ ಮಾಡಲಿಕ್ಕೆ ನಾವು ಕೈ ಜೋಡಿಸ್ತೇವೆ. ಆಗ್ಬಹುದಾ? ಇದೆ, ಖಂಡಿತ ಆ ತರ ಇದ್ರೆ ದಯವಿಟ್ಟು ನೀವು ನಾಳೆ ಸಂಪರ್ಕ. ಈ ವರ್ಷ ಪ್ರಕ್ರಿಯೆ ಮುಗಿದಿದೆ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಆಗಸ್ಟ್ ಆಯ್ತು. ನೀವು ಮೈಸೂರಿನಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಇರತಕ್ಕಂತ ಪಾಲಿಟೆಕ್ನಿಕ್ ಇದೆ, ಫಿಸಿಕಲಿ PPH ಅಂತ ಇದೆ, ಫಿಸಿಕಲಿ ಫಾರ್ ಹ್ಯಾಂಡಿಕ್ಯಾಪ್ ಪಾಲಿಟೆಕ್ನಿಕ್ ಅಂತೇಳಿ JSSಅಲ್ಲಿ SJC ಕ್ಯಾಂಪಸ್ ಅಲ್ಲಿ ಗಂಗೋತ್ರಿ ಇದೆ. ನೀವು ಮುಂಚಿತ ನನ್ನ ಪ್ರಯತ್ನ ವಹಿಸಿದ್ರೆ ನಾನು ಕೂಡ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೇನೆ. ಕರ್ಕೊಂಡೋಗಿ ಆ ಕಾಲೇಜನ್ನು ತೋರಿಸಿ ಅವ್ರಿಗೆ ಏನೆಲ್ಲ ಸೌಲಭ್ಯ ಬೇಕು ಪೋಷಕರನ್ನ ದಯಮಾಡಿ ಕರೆಸಿ. ನಾವು ತಲ್ ಮೊದಲು ಅವರಿಗೆ ನಾವು ಅವ್ರ ಜೊತೇಲಿ ನಾವು ಮಾರ್ಗದರ್ಶನ ಮಾಡೋಣ. ಅದು ಕೊಟ್ಟು ಆ ನಂತರ ಏನ್ ಮಾಡೋಣ. ಆಗ್ಬೋದಾ?
0: ಯಾತಕ್ಕೆ ನಾನು ಕೈ ಜೋಡಿಸ್ತಾ ಇದ್ದೀನಿ ಅಂದ್ರೆ ಸರ್,
1: ಖಂಡಿತ ನಿಮ್ಮ ಕಾಳಜಿಗೆ ಧನ್ಯವಾದಗಳು.
0: SSLC ಫೇಲ್ ಆದ್ಮೇಲೆ ಅವರು ದುಶ್ಚಟಗಳಿಗೆ
1: ಈಗ
0: ಮದ್ಯಪಾನ ಧೂಮಪಾನ
1: ಖಂಡಿತ ಖಂಡಿತ ಖಂಡಿತ ಖಂಡಿತ
0: ಆ ಉದ್ದೇಶಕ್ಕೆ ಮುಂದುವರೆದ ಭಾಗಕ್ಕೆ ಪಾಸ್ ಆಗಿ ಹೋಗ್ಲಿ.
1: ಅವ್ನು ಬದುಕು ಕಟ್ಕೊಡ್ಬೇಕಲ್ಲ. ಖಂಡಿತ ಆ ತರ ಇದ್ರೆ ದಯಮಾಡಿ ನಮ್ಮ ಸಂಪರ್ಕಿಸಿ, ನಮ್ಮ ಕೈಲಾದಂತಹ ಮಾರ್ಗದರ್ಶನ ಅಥವಾ ಸಹಾಯವನ್ನು ಮಾಡ್ಲಿಕ್ಕೆ ನಾವು ಸಿದ್ಧ ಇರ್ತೇವೆ.
2: ಧನ್ಯವಾದಗಳು ಜಯರಾಮ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಿದ್ದಂಗೆ, ಈಗ ದೈಹಿಕ ಮತ್ತು ಬೌದ್ಧಿಕ ವೈಕಲ್ಯ ಹೊಂದಿರತಕ್ಕಂಥ ಮಕ್ಕಳಿಗೆ ಯಾವ ರೀತಿಯ ಶೈಕ್ಷಣಿಕ ಸಹಾಯಗಳು ಸಿಗ್ತಾ ಇದೆ ಸರ್?
1: ನಮ್ಮಲ್ಲಿ ಮೊದಲಿಗೆ ಆ ಮಗು ಶಾಲೆಗೆ ಬರಲಿಕ್ಕೆ ಫ್ರೀ ಬ್ಯಾರಿಕೇಡ್ ಅಂದರೆ ಅವನಿಗೆ ಅಗತ್ಯವುಳ್ಳಂತಹ ವೀಲ್ ಚೇರು ಸಿಪಿ ಚೇರ್ ಕೊಡ್ತಕ್ಕಂಥ ವ್ಯವಸ್ಥೆ, ಆ ಮಗು ಬರಲಿಕ್ಕೆ ಆಗಲಿಲ್ಲ ಅಂದರೆ ಕೊಡ್ತಕ್ಕಂಥದ್ದು. ಬೌದ್ಧಿಕ ವಿಕಲತೆ ಉಳ್ಳ ಮಕ್ಕಳಿಗೆ ನಾನು ಈ ಮೊದಲೇ ಹೇಳಿದಾಗೆ ಅವರಿಗೆ ವಾರದಲ್ಲಿ 2 ದಿನ ನಮ್ಮ ಶಾಲಾ ಸಿದ್ಧತಾ ಕೇಂದ್ರ ಇದೆ. ಆ ಥರದ ಮಕ್ಕಳನ್ನ ಕರ್ಕೊಬಂದರೆ ಶಾಲೆ ಒಳಗಡೆ ಆ ಮಕ್ಕಳನ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತಕ್ಕಂಥದ್ದನ್ನ ಕಲಿಸ್ಕೊಡ್ತವೆ. ಜೊತೆಗೆ ಮಗುಗೆ ಜೀವನ ಕೌಶಲ್ಯ ಬೇಕು. ಶಾಲಾ ಶಿಕ್ಷಣ ಜೊತೆಗೆ ತನ್ನ ಕೆಲಸವನ್ನು ತಾನು ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ನಿಟ್ಟಿನಲ್ಲಿ ಏನು ಮಾಡ್ಬೋದು ಅದು ಮೊದಲು ಪೋಷಕರಿಗೆ ಅರಿವಿರಬೇಕು. ಎಷ್ಟು ದಿನವರೆಗೆ ಪೋಷಕರ ಮಾಡಲಿಕ್ಕೆ ಸಾಧ್ಯ, ನಮ್ಮ ಕೇಂದ್ರದಲ್ಲಿ ಆ ಮಕ್ಕಳಿಗೆ ಪೋಷಕರಿಗೆ ಅದನ್ನು ತರಬೇತಿಯನ್ನು ಕೊಡ್ತವೆ. ಅದನ್ನು ಬಳಸ್ಕೊಂಡು ಆ ಮಕ್ಕಳನ್ನು ಮುಖ್ಯವಾಗಿ ತರ್ತಕ್ಕಂಥ ಕೆಲಸ ಆಗ್ಬಹುದು. ಅದನ್ನು ಕೂಡ ಮಾಡ್ತಾ ಇದ್ದೇವೆ, ಬಳಸ್ಕೊತಾ ಇದ್ದಾರೆ ನಮ್ಮಲ್ಲಿ. ಆ ಥರದ ಸುಮಾರು 15 ಮಕ್ಕಳು ನಮ್ಮಲ್ಲಿ ಹತ್ರ ಬಳಸ್ಕೊತಾ ಇದ್ದಾರೆ. ಮತ್ತೆ ಥೆರಪಿ ಇದೆ, ಬೌದ್ಧಿಕ ವಿಕಲತೆ ಉಳ್ಳ ಮಕ್ಕಳಿಗೆ ಅಥವಾ ದೈಹಿಕ ನ್ಯೂನತೆ ಉಳ್ಳ ಮಕ್ಕಳಿಗೆ ಥೆರಪಿ ಮಾಡ್ತಕ್ಕಂಥ ಕೆಲಸ ಇದೆ. ಜೊತೆಗೆ ಅದೇ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದ ಮೆಣಸಲು ಕೂಡ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಸರ್ವೂರು ಭಾಗದಲ್ಲಿ ಇರತಕ್ಕಂಥ ಮಕ್ಕಳನ್ನ ಅಲ್ಲಿಗೂ ಕೂಡ ಕಳಿಸ್ಕೊಡ್ತಾ ಇದ್ದಾವೆ. ಕೋಟೆ ಭಾಗದಲ್ಲಿ ಅವ್ರು ಇಲ್ಲಿ ಬರ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನಮ್ಮಲ್ಲಿಗೆ ಬಂದಾಗ ವಾರದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ನಮ್ಮಲ್ಲಿ ಒಬ್ಬ ಥೆರಪಿಸ್ಟ್ ಕೂಡ ಮೈಸೂರಿಂದ ಬರ್ತಾರೆ. ನಮ್ಮ ಕೇಂದ್ರ ಸದಾ ಸಿದ್ಧವಾಗಿದೆ, ಮಂಗಳವಾರ ಮತ್ತು ಶುಕ್ರವಾರ ಬಳಸ್ಕೊಂಡು ಎಷ್ಟು ಮಕ್ಕಳು ಬಂದರೂ ಕೂಡ ಥೆರಪಿ ನಡೆಸ್ತಕ್ಕಂಥ ಕೆಲಸ ಇದೆ. ಅದು ಕಂಟಿನ್ಯೂಟಿ ಇರಬೇಕು, ಅದನ್ನು ಬಳಸ್ಕೋಬೇಕಷ್ಟೆ. ಬಳಸ್ಕೊಳ್ಳೋ ಮುಖಾಂತರ ಆ ಥರದ ಉದಾಹರಣೆಗಳು ನಮ್ಮಲ್ಲಿ ಸಾಕಷ್ಟು ಇವೆ, ಅದನ್ನು ಬಳಸ್ಕೊಬಹುದು.
2: ಓಕೆ ಸರ್, ಈಗ ತಾವು ಮಾತನಾಡಿದಂಗೆ ಈಗ ಸಾಮಾನ್ಯ ಶಾಲಾ ಶಿಕ್ಷಕರು ಈ ಒಂದು ವಿಶೇಷ ಚೇತನ ಮಕ್ಕಳೊಂದಿಗೆ ಹೇಗೆ ಕಾರ್ಯನಿರ್ವಹಿಸಬೇಕಾಗತ್ತೆ ಸರ್?
1: ಮೊದಲಿಗೆ ನಾನು ನಿಮ್ಮ ಮೊದಲೇ ಹೇಳಿದಾಗೆ ಶ್ರವಣ ದೋಷವುಳ್ಳ ಮಕ್ಕಳು ಬಂದ ಕಂಡ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಅವರು ಶ್ರವಣೋಪಕರಣ ಕೊಡ್ತಕ್ಕಂಥ ವ್ಯವಸ್ಥೆ.

0: ಅಂದ್ರೆ ಅವ್ರಿಗೆ ಅರ್ಧ ಕೆಲಸ ಮುಗಿದ ಹಾಗೆ. ದಶ ದಶ ಉಳ್ಳ ಮಕ್ಕಳಿಗೆ ಒಂದು ಕನ್ನಡಕವನ್ನ ಕೊಟ್ರೆ ಆ ಮಗು ತನ್ನ ಇದನ್ನ ಶಿಕ್ಷಣ ವ್ಯವಸ್ಥೆ ತನ್ನ ಕಟ್ಕೊಡುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆ ಏನಪ್ಪ ಅಂದ್ರೆ ಆರ್ಟಿಸಮ್ ಮತ್ತೆ ಬೌದ್ಧಿಕ ವಿಕಲತೆ ಮಕ್ಕಳಿದ್ದಾಗ ಹೇಗೆ ಮ್ಯಾನೇಜ್ ಮಾಡೋದು, ಅದೊಂದು ಸವಾಲಿನ ಕೆಲಸ. ಸೊ ಆರ್ಟಿಸಮ್ ಮಕ್ಕಳನ್ನ ಇವರು ವಿಶೇಷವಾಗಿ ಗಮನಿಸ್ಕೊಂಡು ನಾವು ತಲ್ಲೀನತೆ ಸ್ವಯಂ ತಲ್ಲೀನತೆ ಅಂತ ಹೇಳ್ತೇವೆ, ಆ ಮಕ್ಕಳನ್ನ ಗಮನಿಸಿ ಅದನ್ನ ಆ ಪ್ರಕ್ರಿಯೆನ ಅವಾಯ್ಡ್ ಮಾಡಬೇಕು. ಅದು ನಮಗೆ ಸ್ವಲ್ಪ ಸವಾಲಿನ ಕೆಲಸ. ನಮ್ಮ ಶಿಕ್ಷಕರಿಗೆ ಆ ಬಗ್ಗೆ ತರಬೇತಿ ಆಗಬೇಕಾಗುತ್ತೆ. ಒಂದಿನ ಅಥವಾ ಎರಡು ದಿನ ತರಬೇತಿಯನ್ನು ಕೊಡ್ತೇವೆ. ಇನ್ನು ಬೌದ್ಧಿಕ ವಿಕಲತೆ ಉಳ್ಳ ಮಕ್ಕಳಿದ್ದಾಗ ಅಥವಾ ಹೈಪರ್ ಆಕ್ಟಿವಿಟಿ ಇದ್ದಾಗ ಅಥವಾ ಕಲಿಕಾ ನ್ಯೂನತೆ ಇದ್ದಾಗ ಅವರಿಗೆ ವಿಶೇಷವಾದಂಥ ಎರಡು ದಿನ ತರಬೇತಿ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಮ್ಮ ಇಲಾಖೆಯಲ್ಲಿ ಕೊಡ್ತೇವೆ. ಆ ಮುಖಾಂತರ ಆ ಮಕ್ಕಳಿಗೂ ಕೂಡ ಕೊಡ್ತಕ್ಕಂಥ ವ್ಯವಸ್ಥೆ ಬೋಧನಾ ವಿಧಾನವನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಾವು ಅವ್ರಿಗೆ ಆಗಿಂದಾಗಿ ನಾವು ಶಾಲಾ ಭೇಟಿ ಮಾಡಿದ ಸಂದರ್ಭದಲ್ಲಿ ಶಾಲಿನ ಹತ್ರದ ಮಕ್ಕಳಿದ್ರೆ ಏನು ಮಾಡ್ತಾ ಇದ್ದೀರಿ, ಏನು ತೊಂದರೆ ಇದೆ ಅಂತ ಹೇಳಿ ನಾವು ವಿಚಾರಿಸ್ಕೋತೀವಿ. ಸೊ ನಾವು ಕೂಡ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಏನು ಮಾಡಬಹುದು ಅನ್ನೋದನ್ನು ನೇರವಾಗಿ ಶಿಕ್ಷಕರಿಗೆ ತಿಳಿಸ್ತೀವಿ ನಾವು.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಹಲೋ, ನಮಸ್ತೆ ಸರ್.
1: ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ವಿದ್ಯಾ ಅಂತ.
1: ಎಲ್ಲಿಂದ ಮಾತನಾಡ್ತಾ ಇರೋದು ವಿದ್ಯಾ ಅವರೇ? ಹೇಳಿ, ತಮ್ಮ ಪ್ರಶ್ನೆ ಏನಂತ?
0: ವಿಶೇಷ ಶಾಲೆಗಳಿಲ್ಲ ಅಂತ.
2: ಮತ್ತೆ ಇನ್ನೊಂದ್ರೆ ಊರಿರೋ ಪೇರೆಂಟ್ಸ್ ಇದಾರೆ, ಅವ್ರನ್ನ ಏನಾದ್ರು ತಗೊಂಡ್ರೆ ಅವ್ರಿಗೂ ಒಂದ್ ಹೆಲ್ಪ್ಫುಲ್ ಆಗುತ್ತೆ. ಸುಮ್ನೆ ಮನೇಲಿ ಮಕ್ಕಳು ಸುಮ್ನೆ ಇದ್ರೆ ಅವ್ರಿಗೂ ಫೈನಾನ್ಸಿಯಲ್ ಪ್ರಾಬ್ಲಮ್ ಇರುತ್ತೆ. ಒಂದ್ ಸ್ಪೆಷಲ್ ಮಗು ಇದ್ದಾಗ ಫೈನಾನ್ಸಿಯಲ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅವ್ರಿಗೆ ಸ್ಪೆಷಲ್ ನೀಡ್ಸ್ ಆಗಿರ್ಬೋದು, ಸಾಧನೆಗಳ ಆಗಿರ್ಬೋದು, ಅವ್ರಿಗೆ ಪ್ರತಿಯೊಂದಕ್ಕೂ ಅವ್ರ ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಆಗಿರ್ಬೋದು ಪ್ರತಿಯೊಂದಕ್ಕೂ ತೊಂದರೆ ಇರುತ್ತಲ್ವಾ. ಅದ್ರಿಂದ
0: ನಮಸ್ಕಾರ. ವಿಶೇಷ ಶಾಲೆ ತೆರೆಯೋದು ನಮ್ಮ ವ್ಯಾಪ್ತಿಯಲ್ಲಿಲ್ಲ. ನಾವು ನಮ್ಮ ವ್ಯಾಪ್ತಿ ಏನಿದೆಯಪ್ಪ ಅಂದರೆ ಆ ಥರದ ಮಕ್ಕಳನ್ನ ಗುರುತಿಸಿ ಸಾಮಾನ್ಯ ಶಾಲೆಯಲ್ಲಿ ದಾಖಲು ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮಿಂದ ಆಗ್ತಾ ಇದೆ, ನಾವು ಮಾಡಬೇಕಾದ್ದು. ವಿಶೇಷ ಶಾಲೆಗಳು ಅಂತಂದಾಗ ಗ್ರಾಮಾಂತರ ಪ್ರದೇಶದಲ್ಲಿ ನಡೆಸ್ತಕ್ಕಂಥ ಕಷ್ಟ ಎಷ್ಟಿದೆ, ಅದು ಎಲ್ಲವೂ ಕೂಡ ಸರ್ಕಾರನೇ ಮಾಡಬೇಕು ಅಂತಂದಾಗ ಸ್ವಲ್ಪ ಮಟ್ಟಿಗೆ ಅದು ಕಷ್ಟ ಸಾಧ್ಯ ಕೆಲಸ. ಸೊ ಮುಂದಿನ ದಿನಗಳಲ್ಲಿ ಏನಾದರೂ ಸ್ವಯಂ ಸೇವಾ ಸಂಸ್ಥೆಗಳು ಏನಾದರೂ ಮುಂದೆ ಬಂದರೆ ಬಹುಶಃ ಅದು ಮುಂದಿನ ದಿನಗಳಲ್ಲಿ ನೋಡೋಣ ಮುಂದಿನ ದಿನಗಳಲ್ಲಿ ಹೇಗೆ. ಮತ್ತು ಈ ಸದ್ಯಕ್ಕೆ ನೀವೇನು ಮಾಡಬೇಕಪ್ಪ ಅಂತಂದರೆ ಇರ್ತಕ್ಕಂಥ ಸೌಲಭ್ಯಗಳನ್ನ ಬಳಸ್ಕೋಬೇಕು, ಆ ಮಕ್ಕಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ದೊಡ್ಡ ದೊಡ್ಡ ನಗರ ಪ್ರದೇಶಗಳಲ್ಲಿ ನೀವು ಹೇಳಿದಾಗ ಅಲ್ಲಿ ಹೋಗಲಿಕ್ಕೆ ಕಷ್ಟ. ಅದಕ್ಕೆ ನಾವು ಈಗ ಸಾಮಾನ್ಯ ಶಿಕ್ಷಣವನ್ನು ಸರ್ಕಾರ ಜಾರಿ ಮಾಡಿರ್ತಕ್ಕಂಥದ್ದು. ಎಷ್ಟು ಮಕ್ಕಳು ಮೈಸೂರಿಗೆ ಬೆಂಗಳೂರಿಗೆ ಹೋಗಿ ವಿಶೇಷ ಶಾಲೆ ಕಲೀಲಿಕ್ಕೆ ಸಾಧ್ಯ? ಆ ಉದ್ದೇಶಕ್ಕೋಸ್ಕರನೇ ನಾವು ಮಾಮೂಲಿ ಶಾಲೆಗಳಲ್ಲಿ ಆ ಥರದ ಮಕ್ಕಳನ್ನು ಸೇರಿಸ್ಕೊಂಡು ಒಂದು ಹಂತದವರೆಗೆ ಮಾಡಬಹುದು. ಬಹುಶಃ ಮಗುಗೆ ಸ್ವಲ್ಪ ತಿಳುವಳಿಕೆ ಜಾಸ್ತಿ ಬಂದಾಗ ಮುಂದುವರೆದ ಭಾಗ ಅದು. ಉದಾಹರಣೆಗೆ ದೃಷ್ಟಿದೋಷ ಉಳ್ಳ ಮಕ್ಕಳು ಅಥವಾ ಶ್ರವಣದೋಷ ಉಳ್ಳ ಮಕ್ಕಳಿದ್ರೆ
1: ಕೇಳಿಸ್ತಾ ಇಲ್ಲ ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಮಾತನಾಡಿ. ತಾವು ಏನ್ ಮಾತನಾಡ್ತಿರೋದು ಸರಿ ಕೇಳಿಸ್ತಾ ಇಲ್ಲ.
2: ಡಿಸ್ಟರ್ಬ್
0: ಆಗುತ್ತೆ ಅಂತ ಹೇಳಿ. ಇರ್ತದೆ ಈಗ ಹೌದು, ನೀವು ಹೇಳಿದಾಗೆ ನಮ್ಮ ಮಕ್ಕಳಲ್ಲಿ ಹೋಗೋದ್ರಿಂದ ಬೇರೆ ಮಕ್ಕಳಿಗೆ ತೊಂದರೆ ಆಗ ಅನ್ಕೋಬಾರ್ದು ನಾವು. ಸೊ ನಮ್ಮ ಮಕ್ಕಳಿಗೆ ಆ ಥರದ ವ್ಯವಸ್ಥೆ ಕೊಟ್ಟಾಗ ಮಕ್ಕಳನ್ನ ಬೇರೆ ಚೆನ್ನಾಗಿರೋ ಮಕ್ಕಳನ್ನ ನೋಡಿ ಕಲಿತಕ್ಕಂಥದ್ದು ಸಾಕಷ್ಟಿದೆ. ಮಗುಗೆ ಒಂದು ಹಂತದಲ್ಲಿ ನಾವು ಶಿಕ್ಷಣ ಕೊಡೋಕ್ಕಿಂತ ಹೆಚ್ಚಾಗಿ ತನ್ನ ಸುತ್ತಮುತ್ತಲಿನ ಪರಿಸರನ ನೋಡಿ ಬೇರೆ ಚೆನ್ನಾಗಿರ್ತಕ್ಕಂಥ ಮಕ್ಕಳು, ಉದಾಹರಣೆಗೆ ನಮ್ಮ ಮಗು ಇದೆ ಅಂತ ತಿಳ್ಕೊಳ್ಳೋಣ, ವಿಶೇಷಚೇತನ ಮಗುಗೆ ಆ ಮಗುಗೆ ಊಟ ಮಾಡೋ ಪ್ರಕ್ರಿಯೆ ಗೊತ್ತಿರೋದಿಲ್ಲ. ಸೊ ಬೇರೆ ಚೆನ್ನಾಗಿರೋ ಮಗು ಪಕ್ಕ ಕೂತಾಗ ಆ ಮಗು ಹೇಗೆ ಊಟ ಮಾಡುತ್ತೆ ನಾವು ಹೇಳಬೇಕಾಗ ತಿಳಿ ಹೇಳಬೇಕು. ಹೇಗೆ ಊಟ ಮಾಡ್ತೇನೆ ನೀನು ಮಾಡು, ಹೇಗೆ ಲೋಟ ಇಟ್ಕೋತಾನೆ ಇಟ್ಕೋ, ಬೇರೆಯವರನ್ನು ನೋಡಿ ಕಲಿಸ್ತಕ್ಕಂಥದ್ದು ಕೂಡ ಸಾಕಷ್ಟಿದೆ. ಹಾಗಾಗಿ ಒಂದು ವರದಾನ ಏನಪ್ಪ ಅಂದರೆ ನೀವು ವಿಶೇಷ ಶಾಲೆಗೆ ಹೋದರೆ ಅವ್ರದೇ ಆದಂಥ ಲೋಕ, ಆದರೆ ಸಾಮಾನ್ಯ ಶಿಕ್ಷಣ ಶಾಲೆಗೆ ಸೇರಿಸಿದಾಗ ಏನಾಗುತ್ತೆ, ಚೆನ್ನಾಗಿರೋ ಮಕ್ಕಳನ್ನ ನೋಡಿ ಈ ಮಕ್ಕಳು ಬೇಕಲಿತಕ್ಕಂಥ ಅವಕಾಶಗಳು ಕೂಡ ಜಾಸ್ತಿ. ಅದನ್ನು ತಜ್ಞರ ಜೊತೆ ನಮ್ಮ ತರಬೇತಿ ಕೊಟ್ಟಂಥ ಸಂದರ್ಭದಲ್ಲಿ ಸಾಕಷ್ಟು ಈ ವಿಷಯವನ್ನು ಚರ್ಚೆ ಮಾಡಿದ್ದೇವೆ. ವಿಶೇಷ ಶಾಲೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಕೂಡ
1: ಕೇಳಿಸ್ಕೊಳ್ಳಿ ವಿದ್ಯಾ. ನೀವೇನ್ ಮಾತು ವಿದ್ಯಾರ್ಥಿ ನೀವು ಏನ್

0: ಮಾತನಾಡ್ತಿರೋದು ನಿಜ ಕೇಳಿಸ್ತಾ ಇಲ್ಲ, ಸ್ವಲ್ಪ ನೆಟ್ವರ್ಕ್ ಇರೋ ಕಡೆ ಮಾತನಾಡಿ. ಸರ್ಗೆ ನೀವು ಏನ್ ಹೇಳ್ತಾ ಇದ್ರೆ ಅರ್ಥ ಆಗ್ತಾ ಇಲ್ಲ, ಕೇಳಿಸ್ತಾ ಇಲ್ಲ ಸರಿಯಾಗಿ ಧ್ವನಿ, ನಿಮ್ದು ಕಟ್ ಕಟ್ ಆಗ್ತಾ ಇದೆ ವಾಯ್ಸು.
1: ಒಂದ್ ಪ್ರಾಥಮಿಕ ಅಂತ ಆಗ್ಲಿ, ಆನಂತರ ಬೇಕಾದ್ರೆ ನೀವು ಹೇಳ್ದಾಗೆ ನೋಡೋಣ ಮುಂದಿನ ದಿನಗಳ.

0: ಅದು ಈಗ ದುಬಾರಿ ಆದ್ದರಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಇಲ್ಲದೇ ಇರೋದ್ರಿಂದ ಸಾಮಾನ್ಯ ಶಾಲೆಯಲ್ಲಿ ಆ ಮಕ್ಕಳನ್ನ ಅಡ್ಮಿಷನ್ ಮಾಡಿಕೊಂಡು ಅವ್ರಿಗೆ ಶಿಕ್ಷಣಕ್ಕೆ ಇರ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಬಹುಶಃ ನೀವೇನಾದ್ರು ತಂದೆ ತಾಯಿಗಳಿಗೆ ಪೋಷಕರು ಇಷ್ಟಪಟ್ಟಲ್ಲಿ ನಗರ ಪ್ರದೇಶಗಳಿಗೆ ಹೋದಾಗ ಆ ಥರ ಶಾಲೆಗಳು ಕೂಡ ಇವೆ. ಅದು ಸ್ವಲ್ಪ ಮಗು ಬೆಳವಣಿಗೆ ಆದಮೇಲೆ ನೋಡ್ಬೋದು.
1: ಓಕೆ, ಧನ್ಯವಾದಗಳು ವಿದ್ಯಾರ್ಥಿ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಿದ್ರಿ ಈ ಒಂದು ಸಾಮಾನ್ಯ ಶಾಲಾ ಶಿಕ್ಷಕರು ಹೇಗೆ ಈ ಒಂದು ಮಕ್ಕಳ ಜೊತೆ ಕಾರ್ಯನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೀರಿ. ಅದೇ ರೀತಿ ಸರ್, ಈಗ ಪೋಷಕರು ತಮ್ಮ ಒಂದು ಮಗುವಿನ ಶಿಕ್ಷಣದಲ್ಲಿ ಯಾವ ರೀತಿಯಲ್ಲಿ ಸಹಕಾರವನ್ನು ನೀಡಬೇಕು, ಜೊತೆಗೆ ಈ ತರದ ಮಕ್ಕಳಿಗೆ ಯಾವ ತರ ಒಂದು ಪ್ರೋತ್ಸಾಹವನ್ನು ನೀಡಬೇಕಾಗುತ್ತೆ?
0: ನನಗೆ ಬಹುಶಃ ಇದರಲ್ಲಿ ಶಿಕ್ಷಕರ ಪಾತ್ರಕ್ಕಿಂತ ಪೋಷಕರ ಪಾತ್ರ ಬಹಳ ದೊಡ್ಡದು. ಪೋಷಕರು ತಮ್ಮ ಮಗುಗೆ ಏನಾಗಿದೆ ಅದನ್ನ ಒಪ್ಕೊಳ್ಬೇಕು.
1: ಹೌದು,
0: ಒಪ್ಕೊಳ್ಬೇಕು, ಇದು ನನ್ನ ಮಗು, ಸಮಾಜದಲ್ಲಿ ನನ್ನ ಮಗುನ ಬೆಳೆಸಬೇಕು, ನಾನು ಮನೆಯಲ್ಲೇ ಇಟ್ಕೊಂಡ್ರೆ ಆಗೋಲ್ಲ, ಹೊರ ಪ್ರಪಂಚಕ್ಕೆ ಮಗುವನ್ನ ನೋಡಿಸ್ಬೇಕು. ಅದು ಬಂದರೆ ಅಲ್ಲಿಗೆ ಅರ್ಧ ಶಿಕ್ಷಣ ಮಗುವಿಗೆ ಕೊಟ್ಟ ಹಾಗೆ, ಅದು ಹೊರಗಡೆ ಹೊರ ಪ್ರಪಂಚಕ್ಕೆ ಬಂದು ಈಗ ಹೇಗೆ ಅನ್ಕೋತಾರೋ ಏನೋ ಅನ್ನೋದು ಬಿಟ್ಟು ಏನೋ ಹಾಗೆ ಬಂದಿದೆ, ಅದು ಒಪ್ಕೊಳ್ಳೋಣ. ಒಪ್ಕೊಂಡು ಅದಕ್ಕೆ ಮಗುಗೆ ಏನೆಲ್ಲ ಸೌಲಭ್ಯಗಳು ಕೊಡ್ಬೋದು ನೀವು. ಬಹುಶಃ ನಮ್ಮ ತರಬೇತಿ ಅವಧಿಯಲ್ಲಿ ಸಾಕಷ್ಟು ನಾವು ಇದನ್ನು ನೋಡಿದ್ದೇವೆ ಉದಾಹರಣೆಗಳನ್ನು. ವಿಶೇಷ ಶಾಲೆಗಳನ್ನು ತೆರೀತಾರಲ್ಲ, ಬಹುಶಃ ಅವ್ರ ಮನೆಯಲ್ಲಿರ್ತಕ್ಕಂಥ ಒಂದು ವಿಶೇಷ ಮಗು ಹುಟ್ಟಿರ್ತದೆ, ಆ ಮಗುಗೆ ಶಿಕ್ಷಣ ಕೊಡ್ಲಿಕ್ಕೆ ಹೋಗಿ ಅನೇಕ ವಿಶೇಷ ಶಾಲೆಗಳು ಉಟ್ಕೊಂಡಿರ್ತಕ್ಕಂಥದ್ದು ಕೂಡ ನಮ್ಮ ಮುಂದೆ ಇವೆ. ಹಾಗಾಗಿ ತಾಯಂದಿರಾಗಲಿ, ವಿಶೇಷವಾಗಿ ತಾಯಂದಿರಿ, ನೀವು ವಾಕ್ ಮತ್ತು ಶ್ರವಣ ತರಬೇತಿ ಸಂಸ್ಥೆಗೆ ಹೋದಾಗ ಮೊದಲು ತಾಯಂದಿರಿಗೆ ಕೊಡ್ತಾರೆ ತರಬೇತಿ. ಪೋಷಕರು ಅದನ್ನು ಒಪ್ಕೊಂಡು ಮೊದಲು ನನ್ನ ಮಗುಗೆ ಏನೆಲ್ಲ ಕಲಿಸ್ಬೋದು ಪ್ರಾಥಮಿಕ ಹಂತದಲ್ಲಿ ಅದನ್ನು ಮಾಡೋದಾದ್ರೆ ಖಂಡಿತ ಮಗು ಹೊರ ಪ್ರಪಂಚಕ್ಕೆ ಬಂದರೆ ನಮಗೆ ಅರ್ಧ ಕೆಲಸ ಸಲ್ಲಿಸ್. ಆ ನಂತರ ಶಿಕ್ಷಕರ ಜೊತೆಯಲ್ಲಿ ಪರಸ್ಪರ ಸಂಪರ್ಕವನ್ನು ಸಾಧಿಸ್ಕೊಂಡು ಏನೆಲ್ಲ ಮಾಡಬಹುದು ಅಂತ ಹೇಳಿದ್ರೆ ಫೀಡ್ಬ್ಯಾಕ್ ಅನ್ನು ತೆಗೆದುಕೊಂಡು, ಉದಾಹರಣೆಗೆ ಒಂದು ಆರ್ಟಿಸಮ್ ಮಗು ಇದೆ, ಆರ್ಟಿಸಮ್ ಮಗು 4-5 ವರ್ಷ ಶಿಕ್ಷಕರ ಜೊತೆ ನಿರಂತರ ಸಂಪರ್ಕ ಇದ್ರೆ ಮುಂದಿನ ದಿನಗಳಲ್ಲಿ ಆರ್ಟಿಸಮ್ ಕಡಿಮೆ ಆಗ್ತಕ್ಕಂಥ ಸಾಕಷ್ಟು ಇದೆ. ಮತ್ತೆ ಕಲಿಕಾ ನ್ಯೂನತೆ ಇರ್ಬೋದು, ಇದನ್ನು ಕೂಡ ನಾವು ಗಮನಿಸ್ಕೋಬೇಕು. ಶ್ರವಣ ದೋಷ ನೀವು ಮೊದಲು ಹೇಳಿದಾಗೆ, ಮತ್ತೆ ಬೌದ್ಧಿಕ ವಿಕಲತೆ ಉಳ್ಳ ಮಕ್ಕಳಿಗೆ ನಿರಂತರ ಪೋಷಕರ ಜೊತೆ ಮೊದಲು ನಮ್ಮ ಏನಿದೆ ಈ ಏನು ಹೇಳ್ತೀವಿ ನಾವು ನಮ್ಮ ಫೀಲಿಂಗ್ ಇದೆಯಲ್ಲ, ಆ ಡ್ರಾಪ್ ಔಟ್ ಬಿಡ್ಬೇಕು, ನಮ್ಮ ಮನಸ್ಸಿನ ಮಾನಸಿಕ ಇದೆಯಾ ಅದನ್ನ ತೆಗಿಬೇಕು ಫಸ್ಟ್ ಹೊರಗಡೆ. ಸಮಾಜದಲ್ಲಿ ನಮ್ಮ ಮಗು ಒಂದಿದೆ, ಮುಖ್ಯವಾಹಿನಿಗೆ ತರ್ತಕ್ಕಂಥ ವ್ಯವಸ್ಥೆ ಅದಾಗಬೇಕು ಅಂತಂದಾಗ ನಮ್ಮ ಜೊತೆ ಕೈ ಜೋಡಿಸ್ಲೇಬೇಕು. ತರಬೇತಿ ನಮ್ಮಲ್ಲಿ ಬರ್ತಾರೆ ಶಾಲಾ ಸಿದ್ಧತಾ ಕೇಂದ್ರಕ್ಕೆ, ಮತ್ತೆ ಥೆರಪಿಗೆ ಬಂದ ಸಂದರ್ಭದಲ್ಲಿ ಕಂಟಿನ್ಯೂಟಿ ಆಗಿ ಬರ್ತಕ್ಕಂಥವ್ರು ಬಳಸ್ಕೊಳ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಒಂದ್ಸಲ ಬಂದು ಮೂರನೇ ಸಲ 3 ವರ್ಷ ಬರ್ದ್ರೆ ನಮ್ಮ ಮತ್ತೆ 4 ಸಲ ಬರೋರು ಇದ್ದಾರೆ, ಅದು ಆಗ್ಬಾರ್ದು. ಮಗುಗೆ ಸದ್ಯಕ್ಕೆ ಏನೆಲ್ಲ ಸೌಲಭ್ಯ ಸಿಗ್ತಾ ಇದೆ ಅಂತ ದೊರೆಸ್ಕೊಂಡು ನಿಟ್ಟಿನಲ್ಲಿ ಪೋಷಕರು ಕೈ ಜೋಡಿಸ್ತಾರೆ. ಸೊ ಮಗು ಬೆಳೆದ ನಂತರ ಅವ್ರು ಹೇಳದಾಗೆ ಮುಂದಿನ ದಿನಗಳಲ್ಲಿ ವಿಶೇಷ ಶಾಲೆಗೆ ಸೇರಿಸ್ತಕ್ಕಂಥ ಅವಕಾಶ ಬಂದಾಗ ಬೇಕಾದ್ರೆ ಮಾಡ್ಕೋಬಹುದು. ಇದನ್ನ ಪೋಷಕರು ಮನಗಾಣಬೇಕು ಫಸ್ಟ್, ಶಿಕ್ಷಕರ ಜೊತೆ ನಿರಂತರ ಸಂಪರ್ಕ ಇರಬೇಕು. ಏನ್ ನಮ್ಮ ಮಾನಸಿಕ ಮನಸ್ಸಿನಲ್ಲಿ ಏನಾದ್ರು ಇದ್ರೆ ಆ ಥರದನ್ನು ತೆಗೆದಾಕಿ ಮುಖ್ಯ ಶಾಲೆಗೆ ಕಳಿಸ್ಕೊಳ್ಳಿ. ಆನಂತರ ಮುಂದಿನ ದಿನಗಳಲ್ಲಿ ಮಗು ಏನೆಲ್ಲ ಸೌಲಭ್ಯಗಳು ಬೇಕು ಕೊಡ್ತಕ್ಕಂಥ ವ್ಯವಸ್ಥೆ, ಅನೇಕ ಸೌಲಭ್ಯಗಳು ನಮ್ಮ ಇವತ್ತಿನ ಪ್ರಪಂಚದಲ್ಲಿ ವಿಜ್ಞಾನ ಮುಂದುವರೆದಿದೆ, ಪ್ರಪಂಚ ವಿಶಾಲವಾಗಿದೆ, ಏನೆಲ್ಲ ಸೌಲಭ್ಯಗಳು ಇವತ್ತು ಎಲ್ಲವೂ ಸಿಗುತ್ತೆ. ಆ ನಿಟ್ಟಿನಲ್ಲಿ ಪೋಷಕರು ಮನಸ್ಸು ಮಾಡಬೇಕು, ನಮ್ಮ ಜೊತೆ ಕೈ ಜೋಡಿಸ್ತಾರೆ, ಆ ಥರದ ವ್ಯವಸ್ಥೆಗಳು ಆಗ್ತವೆ.
1: ಓಕೆ ಸರ್, ಈಗ ತಾವು ಸಾಕಷ್ಟು ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಾ. ಸೊ ತಾವು ಕೆಲಸವನ್ನು ಮಾಡಬೇಕಾದ್ರೆ ತಮಗೆ ಪ್ರಮುಖವಾಗಿ ಏನೇನು ಸವಾಲುಗಳು ಎದುರಾಗ್ತವೆ ಸರ್?
0: ಮೊದಲಿಗೆ ಅನೇಕ ಕಡೆ ನಾವು ನೋಡಿದಂಥ ಸಂದರ್ಭದಲ್ಲಿ ಎಷ್ಟೋ ಪೋಷಕರು ಮಗುವಿಗೆ ಈ ಥರ ನ್ಯೂನತೆ ಇದನ್ನು ಒಪ್ಕೊಳ್ಳಿಕ್ಕೆ ತಯಾರಿದ್ದಿಲ್ಲ. ವಿಶೇಷವಾಗಿ ಆರ್ಟಿಸಮ್ ಮತ್ತು ದೃಶ್ಯದೋಷವುಳ್ಳ ಮಕ್ಕಳಿದ್ದರೆ ತಂದೆ ತಾಯಿಗಳು ಏನಿಲ್ಲ ಬಿಡಿ ಅನ್ನುವ ಸಾರಿಸುವ ಕೆಲಸ ಆಗುತ್ತೆ. ಗೊತ್ತಿರುತ್ತೆ ಶಿಕ್ಷಕರಿಗೆ, ಗೊತ್ತಿರುತ್ತೆ ಮಗು ಈ ಥರ ಸಮಸ್ಯೆ ಇದೆ ಅಂತೇಳಿ. ಅದನ್ನು ಮೊದಲು ಅವರು ಪೋಷಕರು ಅದನ್ನು ಬಿಡಬೇಕು, ಅದನ್ನು ಹೌದು ಈ ಥರ ಸಮಸ್ಯೆಯನ್ನು ಒಪ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಜೊತೆಗೆ ನಮ್ಮಲ್ಲಿ ಏನಾಗಿದೆ, ಗ್ರಾಮಾಂತರ ಪ್ರದೇಶದಲ್ಲಿ ಮೊದಲೇ ಶ್ರೀಧರ್ ಅವರು ಒಂದು ದೂರವಾಣಿ ಕರೆ ಮಾಡಿ ಹೇಳಿದ್ರಲ್ಲ, ಅವರಿಗೆ UDD ಕಾರ್ಡ್ ಮಾಡಿಸ್ತಕ್ಕಂಥದ್ದೇ ದೊಡ್ಡ ಸವಾಲಿನ ಕೆಲಸ. ಉದಾಹರಣೆಗೆ ಒಂದೆರಡು ಉದಾಹರಣೆಗಳನ್ನ ಹೇಳ್ಬೋದು ಅಂದರೆ, ಇಲ್ಲಿ ದಡದಳ್ಳಿ ಕುಂದೂರು ದಡದಳ್ಳಿ ಒಂದು ಮಗು ಇದೆ. ಆ ಪೋಷಕರು ಹೊರಗಡೆ ಕೆಲಸಕ್ಕೆ ಹೋಗ್ತಾರೆ, ಮನೆ ಯಜಮಾನರು, ತಾಯಿ ಇದ್ದಾರೆ, ಆ ಮಗುನ ಕರ್ಕೊಂಬರ್ಲಿಕ್ಕೆ ಆಗೋದಿಲ್ಲ. ಕೊನೆಗೆ ಅಲ್ಲಿ ಶಿಕ್ಷಕರು ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಆಧಾರ್ ಕಾರ್ಡ್ ಮಾಡಿಸ್ಲಿಕ್ಕೆ ಮತ್ತು ಬ್ಯಾಂಕ್ ಅಕೌಂಟ್ ಮಾಡಿಸ್ಲಿಕ್ಕೆ ಅಂದರೆ ಆ ಕಷ್ಟ ನಮಗೆ ಗೊತ್ತು. ಈಗ ಅವ್ರಿಗೆ UDD ಕಾರ್ಡ್ ಮಾಡಿಸ್ಬೇಕು, ಯಾವುದೋ ಒಂದು ಸಂದರ್ಭದಲ್ಲಿ ಡೇಟ್ ಕೊಟ್ಟಿರ್ತಾರೆ, ಮಗುನ ಕರ್ಕೊಂಬರೋಕ್ಕಾಗಲ್ಲ, ನಾವು ಅಲ್ಲಿ ಫೇಲ್ಯೂರ್ ಆಗ್ತೇವೆ. ಸೊ ಒಂದ್ ಮಗುಗೆ ಆಧಾರ್ ಮಿಸ್ ಮ್ಯಾಚ್ ಆಗುತ್ತೆ, ಆಧಾರೇ ಸೇರ್ತಾ ಇಲ್ಲ. ಆ ತರದ ಮಕ್ಕಳಿದ್ದಾಗ ಆಧಾರ್ ನ ಹೇಗೆ ಮಾಡಿಸೋದು? ಶಾಲೆಯಲ್ಲಿ ಆಧಾರ್ ಕಂಪಲ್ಸರಿ, ಅದರಿಂದ ಆಧಾರ್ ಮಾಡಿಸ್ಲೇಬೇಕು. ಈ ತರದ ಸೌಲಭ್ಯ ಕೆಲವೊಂದು ಉದಾಹರಣೆಗೆ ನಾನು ಬಹಳಷ್ಟು ವರ್ಷದಿಂದ ನನಗೆ ನನ್ನ ಕಾಡ್ತಾ ಇರೋದು ಅಂದ್ರೆ ಈ ಎನ್ ಬೇಗೂರ್ನಲ್ಲಿ, ಎನ್ ಬೇಗೂರ್ ಕ್ಲಸ್ಟರ್ ಅಲ್ಲಿ ಒಂದು ದೇವಯ್ಯನ ಹಾಡಿ ಅಂತ ಒಂದು ಹಾಡಿದೆ. ಅಲ್ಲಿ ಒಂದು ಮಗು ಇಂದ್ರ ಅಂತಿದೆ. ಆ ಮಗುಗೆ ಏನಾದರೂ ಮಾಡಿ

0: UDT ಕಾರ್ಡ್ ಮಾಡಿಸ್ಲೇಬೇಕಲ್ಲ ಅಂತ ಹೇಳಿ ಮಾಡಿದ್ವಿ. ಸೊ ಒಂದ್ಸಲ ಕ್ಯಾಂಪ್ಗೆ ನಾನು ಸ್ವತಃ ಆಂಬುಲೆನ್ಸ್ ಅನ್ನ ಕೊಟ್ಟು ಆಂಬುಲೆನ್ಸ್ ಇಂದ ಮಗುನ ಕರೆಸಿದೆ. ಕರೆಸಿದ ಮೇಲೆ ಇಲ್ಲಿ ಬಂದು ಕೊಡ್ಬೇಕು UDT ಗೆ, ಆ ಮಗುಗೆ ಆಧಾರ್ ಮಿಸ್ ಮ್ಯಾಚ್ ಆಗ್ಬಿಡ್ತು. ಪುನಃ ಎಗೇನ್ ಮತ್ತೆ ಆಧಾರ್ನ ಅಪ್ಡೇಟ್ ಮಾಡಿ ಕಳಿಸ್ಕೊಟ್ವಿ, ಇನ್ನು ಮಾಡ್ಸಕ್ಕಾಗಿಲ್ಲ. ಈ ತರದ ಸವಾಲು ಕೆಲಸಗಳಿವೆ. ಅದರಲ್ಲೂ ವಿಶೇಷವಾಗಿ ಆಡಿ ಪ್ರದೇಶದಕ್ಕಂಥವ್ರು, ಗ್ರಾಮಾಂತರ ಪ್ರದೇಶದಕ್ಕಂಥ ಮಕ್ಕಳಿಗೆ ಈ ಆಧಾರ್ ಅಪ್ಡೇಟ್ ಮಾಡಿಸ್ತಕ್ಕಂಥದ್ದು ಮತ್ತು UDT ಮಾಡಿಸ್ತಕ್ಕಂಥದ್ದು ಇದೆಯಲ್ಲ, ಎಲ್ಲೋ ನಮ್ಗೆ ಒಂದು ಮನಸ್ಸಿಗೆ ನಾಟದ ಅಂತ ಒಂದೊಂದು ಮಕ್ಕಳು ಉಳ್ಕೊಂಬಿಟ್ರು, ನಮ್ಮ ಸೌಲಭ್ಯ ಮಗು ಸಿಗ್ಲಿಲ್ವಲ್ಲ ಅನ್ನೋ ಕೊರತೆ ನಮ್ಮನ್ನು ಆವಾಗವಾಗ ಕಾಡ್ತಿರ್ತದೆ. ಸೊ ಅವೆಲ್ಲವೂ ಅಪ್ಡೇಟ್ ಆದಾಗ ನಮಗೊಂಥರ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಸಿಗುತ್ತೆ. ಇಲ್ಲಾಂದರೆ ಇನ್ನೂ ಕೂಡ ಮಕ್ಕಳು ನಮಗೆ ಅದನ್ನೇ ಕಾಡ್ತಾ ಇದ್ದಾವೆ. ನೋಡೋಣ ಮುಂದಿನ ದಿನಗಳಲ್ಲಿ ಆ ಥರ ಎಲ್ಲ ಮಕ್ಕಳಿಗೆ ಸಿಗಬೇಕು, UDT ಸೌಲಭ್ಯ ಸಿಗಬೇಕು, ಆ ಮೂಲಕ ನಮ್ಮ ಶಿಕ್ಷಣ ಇಲಾಖೆ ಸೌಲಭ್ಯ ಸಿಗಬೇಕು ಅಂತಕ್ಕಂಥದ್ದೇ ನಮ್ಮ ಆಸೆ. ಆ ನಿಟ್ಟಿನಲ್ಲಿ ನಾವು ಯಾವಾಗಲೂ ಕೂಡ ಕಾರ್ಯೋನ್ಮುಖರಾಗಿದ್ದೇವೆ, ಪ್ರಯತ್ನ ಪಡ್ತಾನೆ ಇದ್ದೇವೆ. ವಿಶೇಷವಾಗಿ ತಾಯಂದಿರು ಅಥವಾ ಪೋಷಕರು ಅದನ್ನು ಸ್ವಲ್ಪ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ನಾವು ಹೇಳಿದಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಕೋ ಇನ್ಸಿಡೆನ್ಸ್ ಆಗಿಬಿಡುತ್ತೆ. ಅವ್ರು ಬಂದಿರ್ತಾರೆ, ಇಲ್ಲಿ ಡಾಕ್ಟರ್ ಇರಲ್ಲ ಅಥವಾ ವೆಯ್ಟ್ ಮಾಡ್ತಕ್ಕಂಥ ವ್ಯವಧಾನ ಇರೋದಿಲ್ಲ. ಎಲ್ಲೋ ಹಂಗಾದಾಗ ಒಂಥರ ಮನಸ್ಸಿಗೆ ಬೇಸರ ಆಗ್ಬೋದು, ಪದೇ ಪದೇ ಬರಬೇಕು ಅಂತ. ಅದಾಗ ಅವ್ರಿಗೆ ಸ್ವಲ್ಪ ವ್ಯವಧಾನವಾಗಿ ಮಾಡಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು, ಅದು ನಮಗೆ ಸ್ವಲ್ಪ. ಆಮೇಲೆ ಅವರನ್ನ ಪ್ರತಿ ಉದಾಹರಣೆ ಗೃಹಾಧಾರಿತ ಮಕ್ಕಳು ಅಂತ ಇರ್ತಾರೆ, ಅವ್ರನ್ನ ಮನೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಆ ಮಗುವಿನ ಜೀವನ ಕೌಶಲ್ಯಗಳು, ಆ ಮಗುವಿನ ಆರೋಗ್ಯ ನೈರ್ಮಲ್ಯ, ಅದನ್ನು ಕಾಪಾಡಿಕೊಳ್ತಕ್ಕಂಥದ್ದು ಪೋಷಕ ಅತ್ಯಂತ ಜವಾಬ್ದಾರಿ. ನಾವು ತಿಳಿಸಿ ಹೇಳಿರ್ತೀವಿ ಅವ್ರಿಗೆ ಏನು ಸೌಲಭ್ಯ ಬೇಕು, ಒಂದು ಮ್ಯಾಟೋ ಮತ್ತೊಂದು ಮಗುಂದು ಎಲ್ಲ ಕೂಡ. ಉದಾಹರಣೆಗೆ ಎಷ್ಟೋ ಮಕ್ಕಳಿಗೆ ನಾವು ವಾಟರ್ ಬೆಡ್ ಅಂತ ಕೊಡ್ತೀವಿ, ಆ ವಾಟರ್ ಬೆಡ್ನೇ ಬಳಸೋದಿಲ್ಲ, ತೆಗೆದು ಅಟ್ಲ ಮೇಲೆ ಎಲ್ಲ ಇಟ್ಬಿಟ್ಟಿರ್ತಾರೆ. ಆ ವಾಟರ್ ಬೆಡ್ಡನ್ನು ಬಳಸಿ ಮಗುಗೆ ತೊಂದರೆ ಆಗ ತಪ್ಪುತ್ತೆ ಅಂದಾಗ ನಾವು ಹೇಳಿದಾಗ ಮಾತ್ರ ಮಾಡ್ತಾರೆ, ಪುನಃ ಇನ್ನೊಮ್ಮೆ ಹೋದಾಗ ವಾಟರ್ ಬೆಡ್ ಎಲ್ಲ ಇರುತ್ತೆ. ನಾವು ಕೊಡ್ತಕ್ಕಂಥ ಸೌಲಭ್ಯಗಳ ಬಳಕೆ ಅವ್ರಿಗೆ ಅರಿವಾಗಬೇಕು.
1: ಹೌದು,
0: ಇದು ನಮ್ಮನ್ನ ಅತ್ಯಂತ ಕೊಡ್ತಕ್ಕಂಥ ಸೌಲಭ್ಯಗಳನ್ನು ಬಳಕೆ ಮಾಡಿದೆಯಲ್ಲ ಅದು. ಆಮೇಲೆ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ಅದನ್ನು ಕಾರ್ಯೋನ್ಮುಖರತಕ್ಕಂಥ ಸವಾಲಿನ ಕೆಲಸ ನಮ್ಮ ಕೈಲಾದ ಮಟ್ಟಿಗೆ ಅದನ್ನು ಮಾಡ್ತಾ ಬರ್ತಾ ಇದ್ದೇವೆ.
1: ಇದ್ರ ಜೊತೆಗೆ ಸರಿಗೆ ತಾವು ಮನೆಗಳಿಗೆ ಭೇಟಿಗೆ ಹೋದಾಗ ಹೇಗೆ ಅಂದ್ರೆ ತಾವು ಹೇಳಿದಾಗ ನಿಖರ ಮಾಹಿತಿಗಳನ್ನ ತಲುಪಿಸ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ, ಯಾಕಂದ್ರೆ ಅದರಿಂದ ತಮಗೆ ಕೂಡ ಒಂದು ಅರಿವಾಗುತ್ತೆ. ಅದ್ರ ಬಗ್ಗೆ ಮುಂದುವರ್ಸೋಣ ಸರ್, ಮತ್ತೆ ನನ್ನ ಕರೆ ಇದೆ. ಹಲೋ,
2: ನಮಸ್ಕಾರ ಸರ್.
1: ನಾಗರಾಜ್ ಅವರು ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
0: ನಮಸ್ಕಾರ, ನಮಸ್ಕಾರ ಹೇಳಿ ನಾಗರಾಜ್ ಅವರು.
2: ಅಂಗವಿಕಲ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದಕ್ಕೆ ಪೋಷಕರು ಹೆಚ್ಚಿನ ಜವಾಬ್ದಾರಿ ವಹಿಸಬೇಕಾಗ್ತದೆ. ಪ್ರೀತಿ ಪ್ರೇಮ ವಿಶ್ವಾಸ ಎಲ್ಲ ಇರಬೇಕಾಗ್ತದೆ.
0: ಅದನ್ನೇ ಮಾತಾಡ್ತಾ ಇದೀವಿ ನಾಗರಾಜ್ ಅವರೇ. ಅದನ್ನೇ ಮಾತಾಡ್ತಾ ಇದೀವಿ ಈಗ.
2: ಸರಿ ಸರಿ,
0: ಶಿಕ್ಷಕರ ಪಾತ್ರ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಿನ ಪಾತ್ರ ಪೋಷಕರು ಕೂಡ ಕೈ ಜೋಡಿಸ್ಬೇಕು ಅನ್ನೋದನ್ನೇ ಮಾತಾಡ್ತಾ ಇದೀವಿ.
2: ವಿಶ್ವಾಸ ಅದು ಯಾರಾದ್ರೂ ಹೋದ್ರೆ ಅವಸ
0: ಇಟ್ಬಿಡ್ತಾರೆ
2: ಮಕ್ಕಳನ್ನ ಬಿಟ್ಟಾರ. ಈ ತರದ ಮನೋಭಾವ ಬೆಳೆದ್ಬಿಟ್ಟದೆ, ಏನ್ ಮಾಡೋದು? ಅವ್ರನ್ನ ಹೊರಗ್ ತರ್ಬೇಕಾದ್ರೆ ಬಹಳ ಕಷ್ಟ ಇದೆ. ಇನ್ನು ಬಲವಂತದಲ್ಲಿ ತಂದಾಗ್ಲೂ ಅರ್ಧಂಬರ್ಧ ಮಾಡ್ತಾರೆ ಅವರು ಹೆಚ್ಚಿಂದ ಇತ್ತೀಚೆಗೆ. ಆದ್ರೆ ಅವ್ರಿಗೆ ಆ ಒಂದು ಜ್ಞಾನ ಇರಲ್ಲ, ಬುದ್ಧಿವಂತಿಕೆ ಇರಲ್ಲ, ಅವೇರ್ನೆಸ್ ಇರಲ್ಲ. ಆದಷ್ಟಿಲ್ಲಿ ಆ ರೀತಿ ಜನ ಏನ್ ಏನನ್ಕೊಂಡಾರ ಅಂತ ಅದೇ ಬೇರೆ ಭಯ ಪಟ್ಕೊಂಡು ಈ ರೀತಿಯಾದಂತ ಸಿಚುವೇಶನ್ ಅಲ್ಲಿ ಜನ ನಡೀತಾವ್ರ. ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಜನರಿಗೂ ಅವೇರ್ನೆಸ್ ಮೂಡ್ಬೇಕು.
0: ಖಂಡಿತ ನಾಗರಾಜ್ ಅವರೇ, ನಾವು ಹೋದಂಥ ಸಂದರ್ಭದಲ್ಲಿ, ಶಾಲೆ ಹೋಗುವಂಥ ಸಂದರ್ಭದಲ್ಲಿ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಮತ್ತು ಗ್ರಾಮಾಂತರ ಪ್ರದೇಶದಕ್ಕಂಥ ಪೋಷಕರಿಗೆ ಇದ್ರ ಬಗ್ಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸ ನಮ್ಮಿಂದ ಆಗ್ತಾ ಇದೆ. ಇನ್ನೂ ಏನಾದ್ರು ಮಾಡಬಹುದು ಅಂತ ನೀವು ತಿಳಿಸಿದ್ರೆ ಖಂಡಿತ ಅದನ್ನು ಕೂಡ ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ.
2: ಅದೇ ಅವೇರ್ನೆಸ್ ಆಗ್ಬೇಕು ಸರ್, ಧೈರ್ಯ ಹೇಳ್ಬೇಕು ಅವ್ರಿಗೆ. ಅವಾಗ ನಮ್ಮ ಮರ್ಯಾದೆ ಬಿಟ್ಟ ಇಂಥ ಮಗು ಹೋಗ್ಬಿಟ್ಟದ ಅಂದ್ಬಿಟ್ಟು ಅವರು ಮರ್ಮಾಡದೆ ಜಾಸ್ತಿ ಆಗುತ್ತೆ.
0: ನಿಮ್ಮಂತ ಫಲಾನುಭವಿ ಕೂಡ ಗಮನಕ್ಕೆ ತರಬೇಕು. ನಿಮ್ಮ ಆಸುಪಾಸಲ್ಲಿ ಇರ್ತಕ್ಕಂಥವ್ರಿಗೆ ಅದರ ಈಗ ಏನದರ ಸಮಸ್ಯೆಯಿಂದ ಬಳಲ್ತಾ ಇದ್ದೀರೋ ಅದನ್ನ ಕೂಡ ಅವ್ರಿಗೆ ಗಮನಕ್ಕೆ ತಂದು ಏನು ಆಗಲ್ಲ, ಸಾಮಾನ್ಯರಂತೆ ನಾವು ಕೂಡ ಬದುಕಬಹುದು, ಬದುಕಿ ತೋರಿಸ್ಬಹುದು, ಅನೇಕ ಜನ ಸಾಧನೆ ಮಾಡೋರಿದ್ದಾರೆ, ಮಾಡಿರೋರು ಇದ್ದಾರೆ ನಮ್ಮ ಮುಂದೆ ಅಂತಕ್ಕಂಥದ್ದನ್ನ ಹೇಳ್ಬೇಕಷ್ಟೆ. ನಾವು ಕೂಡ ಅವರಂಗೆ ಎಲ್ಲ ಕೆಲಸವನ್ನ ಮಾಡಬಲ್ಲವು ಅಂತಕ್ಕಂಥದ್ದು ನಿಮ್ಮಂಥವ್ರು ಮಾದರಿ ಆಗ್ಬೇಕು ಅವ್ರಿಗೆ.
2: ಯಾಕೆ ಉದಾಹರಣೆ ಹೇಳ್ತಾ ಇದ್ರಿ ಅಂದ್ರೆ ನಮ್ಮ ಫ್ರೆಂಡ್ಸಲ್ಲಿ ಒಬ್ರಿಗೆ ಲಗ ಹೊಡೆದಿದೆ, ನಾನು ಮಾತಾಡ್ಸ್ಬೇಕು ಅಂತ ಹೋದ್ರೆ ಅವ್ರು ಅವಯ ಮನವಳಕ್ಕೆ ಓದ್ದ ಅವ್ರನ್ನ. ಅಷ್ಟೊಂದು
0: ಮಾಡೋಣ ಖಂಡಿತ.
2: ಈ ತರ
0: ಖಂಡಿತ ಖಂಡಿತ ಮಾಡೋಣ.
2: ಮನಸ್ಸು ಅವರು ಆ ರೀತಿ ನೆಗ್ಲೆಕ್ಟ್ ಮಾಡ್ಕೊಂಡ್ರೆ
0: ಒಪ್ಕೋಬೇಕು. ನಮ್ಮ ಮುಂದೆ ಇರ್ತಕ್ಕಂಥ ಸಮಸ್ಯೆನ ಒಪ್ಕೋಬೇಕು ನಾವು. ಒಪ್ಕೊಂಡಾಗ ಅದೇನಾದ್ರು ಸಮಸ್ಯೆನ ಬಗೆಹರಿಸಬಹುದು. ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಅಂದ್ರೆ ಬಗೆಹರಿಸೋದಿಲ್ಲ ಬಂತು.
2: ಬಗೆಹರಿಸಲಕ್ಕೆ ಅನುಕೂಲನ ಯೋಚನೆ ಮಾಡ್ಬೇಕು.

0: ನಮ್ಮ ಸುತ್ತಮುತ್ತ ಇರತಕ್ಕಂಥ ಸೌಲಭ್ಯಗಳನ್ನ ಬಳಸ್ಕೊಂಡು ನಾವು ಕೂಡ ಮುಖ್ಯವಾಹಿನಿಗೆ ಬರಬೇಕು ಅಂತಕ್ಕಂಥ ಮನಸ್ಸನ್ನ ಮಾಡ್ಬೇಕು.
1: ಈ ರೀತಿಯಾದ ಈಗ ಗಾಜಿನೇ ರೋಗ ಗಾಜಿನೇ ಇದೆಯಲ್ಲ, ಇದನ್ನ ಯೋಚನೆ ಮಾಡಲ್ಲ ಅವರು. ಏನೋ ಯಾವ್ದೋ ಉದ್ದೇಶಕ್ಕಾಗಿ ಏನೇನೋ ಪ್ರಾಣ ಹೋದ್ರು ಸರಿ, ನನ್ಗೇನು ಅನ್ನಂಗ ಯೋಚನೆ ಮಾಡಿದ್ರೆ ಸಾಧ್ಯವಿಲ್ಲ. ಆ ದೃಷ್ಟಿಯಲ್ಲಿ ನಾನು ಮಾತಾಡಲು ಅವಕಾಶ.
2: ಧನ್ಯವಾದಗಳು,
0: ಧನ್ಯವಾದಗಳು ಫೋನ್ ಕರೆ ಮಾಡಿದ್ದಕ್ಕೆ.
2: ಹಾ ಸರ್, ಅದೇ ನಾನು ಮೊದಲೇ ಹೇಳ್ದಂಗೆ, ಜೊತೆಗೆ ನಾಗರಾಜ್ ಅವ್ರು ಹೇಳ್ದಂಗೆ ಕೂಡ, ಸಾಮಾನ್ಯವಾಗಿ ಈ ತರ ಗ್ರಾಮೀಣ ಪ್ರದೇಶದಲ್ಲಿ ತಂದೆ ತಾಯಿಗಳು ಈ ತರ ಒಂದು ಮನೋಭಾವನೆಯನ್ನು ಹೊಂದ್ಕೊಂಡಿರ್ತಾರೆ. ಅಂದ್ರೆ ಸೊ ಏನಾದ್ರು ಅನ್ಕೋಬಿಡ್ತಾರೆ, ಅಕ್ಕಪಕ್ಕದವ್ರು ಏನೋ ಅನ್ಕೋತಾರೆ, ಇವ್ರ ಮಗುಗೆ ಈ ತರ ಆಗಿದೆ. ಈ ತರ ಒಂದು ಮನೋಭಾವದಿಂದ ಕೆಲವೊಂದು ಮಾಹಿತಿಗಳನ್ನ ಕೊಡೋದಕ್ಕೆ ಸಮಸ್ಯೆ.
0: ಪೋಷಕರಿಗೆ ನಾವು ಒಂದು ಅವ್ರಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ಮನೆ ಭೇಟಿ ಮಾಡಿದ ಸಂದರ್ಭದಲ್ಲಿ ನೀವು ಹೊರಪ್ರಪಂಚಕ್ಕೆ ಬಂದರೆ ಅಥವಾ ನಮ್ಮ ಕೇಂದ್ರಗಳಿಗೆ ಬಂದರೆ ಅಥವಾ ಈ ತರ ಶಿಬಿರ ಮಾಡಿದಾಗ ಬಂದಾಗ ನಿಮಗಿಂತೂ ತೊಂದರೆ ಇರತಕ್ಕಂಥ, ನಿಮಗಿಂತೂ ಕಷ್ಟ ಇರತಕ್ಕಂಥ ಮಕ್ಕಳಿದ್ದಾರೆ ಅಂತಕ್ಕಂಥದ್ದು ಅವ್ರು ಅರಿವಾಗಬೇಕು. ಆ ಅರಿವಾಗ ಸಂದರ್ಭದಲ್ಲಿ ನಾವು ಪೋಷಕರಿಗೆ ಮನವೊಲಿಸ್ತಕ್ಕಂಥ ಕೆಲಸ ಆಗಬೇಕು. ಗೃಹಾಧಾರಿತ ಮಕ್ಕಳು ಮನೆ ಭೇಟಿ ಮಾಡಿದಾಗ ನಾವು ಹೇಳದೆ ತಂದೆ ತಾಯಿಂದ್ರಿಗೆ ನಿಮ್ಮ ಕೆಲಸನೇ ದೊಡ್ಡದಲ್ಲ ಅಥವಾ ನಿಮ್ಮ ಕಷ್ಟನೇ ದೊಡ್ಡದಲ್ಲ, ಇದಕ್ಕಿಂತೂ ಕಷ್ಟದಲ್ಲಿ ಇರತಕ್ಕಂಥವ್ರು ಬೇಕಾದಷ್ಟನೇ ಇದ್ದಾರೆ, ಹೊರ ಪ್ರಪಂಚಕ್ಕೆ ಬಂದು ನೋಡಿ ಅಂತಕ್ಕಂಥ ಕೆಲಸವೂ ಕೂಡ ಅದು ಆಗ್ತಾ ಇದೆ. ಅದನ್ನು ಮಾಡಬೇಕು. ನೀವು ಹೇಳಿದಾಗೆ ಒಪ್ಕೊಳ್ಳಿಕ್ಕೆ ನಾಗರಾಜ್ ಅವರು ಹೇಳಿದಾಗೆ ಇರ್ತದೆ, ಅದು ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಅಂತವ್ರು.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
3: ಹಲೋ
2: ನಮಸ್ತೆ, ತಮ್ಮ ಹೆಸರು?
3: ನಾಗರಾಜ್ ಅಂತ.
2: ನಾಗರಾಜ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
3: ಮಕ್ಕಳು ಶಾಲೆಯಲ್ಲಿ ಕೀಳಿಮೆ ಬರಬಾರ್ದು ಸರ್, ಸಮಾನವಾಗಿರ್ಬೇಕು ಅವರು, ಆ ರೀತಿ ಪ್ರಚೋದನೆ ಮಾಡ್ಕೊಡ್ಬೇಕು ಮಕ್ಕಳಿಗೆ.
0: ಅದೇ ಅದು ಕೀಳರಿಮೆ ಹೋಗ್ಲಾಡಿಸ್ಲಿಕ್ಕೋಸ್ಕರನೇ ಸಾಮಾನ್ಯ ಶಿಕ್ಷಣ ಶಾಲೆಯಲ್ಲಿ ಆ ಮಕ್ಕಳನ್ನ ಸೇರಿಸ್ಕೊಂಡು ಆ ಮೂಲಕ ಅವನ ಆಪ್ತ ಗೆಳೆಯನೊಬ್ಬನ ಗುರುತಿಸಿ ಶಿಕ್ಷಕರು ಅವ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತಕ್ಕಂಥದ್ದು ಕೂಡ ನಮ್ಮಲ್ಲಿ ಅದೊಂದು ಅಂಶ. ಹಾಗಾಗಿ ಅದನ್ನು ಹೋಗ್ಲಾಡಿಸಿದ ನಿಟ್ಟಿನಲ್ಲಿ ನಾವೇನೆಲ್ಲ ಮಾಡ್ಬೋದು ನಾವು ನೀವು, ಅದರಲ್ಲಿ ಪೋಷಕರ ಪಾತ್ರವೂ ಕೂಡ ದೊಡ್ಡದಿರ್ತದೆ. ಶಿಕ್ಷಕರ ಗಮನಕ್ಕೆ ತಂದಾಗ ಅಥವಾ ನಮ್ಮ ಗಮನಕ್ಕೆ ತಂದಾಗ ಏನೆಲ್ಲ ತೊಂದರೆ ಆಗ್ತದೆ, ಆ ಥರ ಆ ನಿಟ್ಟಿನಲ್ಲಿ ಮಗುವಿನ ಹಂತದಲ್ಲಿ ನಿಂತು ಯೋಚನೆ ಮಾಡಿದಾಗ ಏನೆಲ್ಲ ಆಗ್ಬೋದು ಅನ್ನೋದನ್ನ ನೋಡಬೇಕು. ಆ ಥರ ಇದ್ದಾಗ ಅದನ್ನು ಪಾಠ ಪ್ರವಚನ ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಪೋಷಕರು ಭೇಟಿಯಂಥ ಸಂದರ್ಭದಲ್ಲಿ ಶಿಕ್ಷಕರ ಜೊತೆ ಅದನ್ನು ಚರ್ಚೆ ಮಾಡಿ ಅದನ್ನು ಪರಿಹರಿಸ್ಕೋಬಹುದು.
3: ಪೀಠೋಪಕರಣಗಳು ಅವ್ರಿಗೆಲ್ಲ ಬೇರೆ ಸಪರೇಟ್ ಆಗಿ ಕೊಡ್ತಾರ ಸರ್?
0: ಮಾಡ್ಬೋದು. ಈಗ ಆ ಮಗುಗೆ ಉದಾಹರಣೆಗೆ ಒಬ್ಬ ದೈಹಿಕ ನಿನ್ನತೆ ಉಳ್ಳ ಮಗು ಇದ್ದಾನೆ ಅಂದ್ರೆ ಅವನ್ನ ನೀವು 100 ಮೀಟರ್ ಓಡು ಅಂತ ಹೇಳಕ್ಕಾಗಲ್ಲ, 25 ಮೀಟರ್ ರನ್ನಿಂಗ್ ರೇಸ್ ಕೊಡ್ಬೋದು. ಯಾಕಂದ್ರೆ ಆ ಮಗು ಭಾಗವಹಿಸೋದು ಮುಖ್ಯ ನಮಗೆ. ಹಾಗಾಗಿ ಆ ಥರದ ಅವಕಾಶವೂ ಕೂಡ ಇದೆ. ಈಗ ಅವನಿಗೆ ದೈಹಿಕ ನಿನ್ನತೆ ಉಳ್ಳ ಮಗು ಇರ್ಬೋದು ಅಥವಾ ಬೇರೆ ಬೇರೆ ಇದೆ, ಉದಾಹರಣೆಗೆ ಆ ಥರ ಇದ್ದಾಗ ಬೇರೆ ಬೇರೆ ಚಟುವಟಿಕೆಗಳನ್ನ ಕೊಡ್ಬೋದು. ಅವನು ಯಾವುದನ್ನ ಭಾಗವಹಿಸಬಲ್ಲ, ಯಾವುದನ್ನ ಮಾಡಬಲ್ಲ, ಆ ಥರದ ಚಟುವಟಿಕೆಗಳನ್ನೇ ಕೊಟ್ಟು ಆ ಮೂಲಕವನ್ನೇ ಅವನ್ನ ಮುಖ್ಯವಾಗಿ ತರ್ತಕ್ಕಂಥದ್ದು ಕೆಲಸ ನಮ್ಮಿಂದ ಆಗಬೇಕಾಗಿದೆ. ಅದನ್ನು ಮಾಡ್ತಾ ಇದ್ದೇವೆ. ಅವು ಖಂಡಿತ ಒಳ್ಳೇದು. ಹೌದೌದು, ವಿಶೇಷ ಚಟುವಟಿಕೆ ಕೊಡ್ಲಿಕ್ಕೆ ಸಲುವಾಗಿ ನಮ್ಮಲ್ಲಿ ವಾರದಲ್ಲಿ 2 ದಿನ ಶಾಲಾ ಸಿದ್ಧತಾ ಕೇಂದ್ರ ಅಂತೇಳಿ ಕೋಟೆಯಲ್ಲಿ ಎಚ್ಚರಿಕೋಟೆಯಲ್ಲಿ ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಒಂದು ಸಾಮಾನ್ಯ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಅಂತಿದೆ. ನೀವು ಅದನ್ನು ಬಳಸ್ಕೊಂಡಾಗ ನೀವು ಅಲ್ಲಿಗೆ ಬಂದು ಭೇಟಿ ಕೊಟ್ಟಾಗ ಏನೆಲ್ಲ ಚಟುವಟಿಕೆಗಳು ವಿಶೇಷ ಚಟುವಟಿಕೆಗಳನ್ನ ಮಾಡ್ತೇವೆ ಅಂತಕ್ಕಂಥದ್ದು ತಾವು ನೋಡ್ಬೋದು. ತಾವು ಒಮ್ಮೆ ಬನ್ನಿ, ಆ ಥರದ ಮಕ್ಕಳಿದ್ರೆ ಅಥವಾ ಪೋಷಕರಿಗೆ ಹೇಳಿ ಸೋಮವಾರ ಮತ್ತು ಗುರುವಾರ ನಮ್ಮ ಕೇಂದ್ರಕ್ಕೆ ಬಂದಾಗ ನಾವು ಏನೆಲ್ಲ ಚಟುವಟಿಕೆಯನ್ನು ಮಾಡ್ತಾ ಇದ್ದೀವಿ ಆ ಮಕ್ಕಳಿಗೋಸ್ಕರ ಅಂತಕ್ಕಂಥ ನಿಮ್ಗೆ ಗೊತ್ತಾಗುತ್ತೆ. ನೀವೊಂದು 4 ಜನಕ್ಕೆ ಕೇಳಿದ್ರೆ ಅದರ ಸೌಲಭ್ಯ ಅದರ ಸೇವೆ ಎಲ್ಲ ಮಕ್ಕಳಿಗೂ ದೊರಕುತ್ತೆ.
2: ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ಈ ಒಂದು ತಮ್ಮ ಒಂದು ಅನುಭವದಲ್ಲಿ ವಿಶೇಷ ಚೇತನ ಮಕ್ಕಳು ಈ ಒಂದು ಉತ್ತಮವಾಗಿ ಕಲಿತು ಸಾಧನೆ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಅನುಭವ ಅಥವಾ ಒಂದನ್ನು ಹಂಚಿಕೊಳ್ಬೋದು ಸರ್?
0: ಒಂದು 2-3 ಇದೆ, ಅದರಲ್ಲಿ ಒಂದಂತೂ ನನಗೆ ತುಂಬ ಕಾಡ್ತಕ್ಕಂಥದ್ದು ಮತ್ತು ಮನಸ್ಸಿಗೆ ತೃಪ್ತಿ ಕೊಟ್ಟದ್ದು ಒಂದೇನಪ್ಪ ಅಂದರೆ, 2019-20 ನಮ್ಮಲ್ಲಿ ಒಂದು ಮಗು, ನಮ್ಮ ದೃಷ್ಟಿದೋಷ ಉಳ್ಳ ಮಗು, ನಾವು ಲೋ ವಿಷನ್ ಅಂತೇಳಿ ಗುರುಸ್ಕೊಂಡಿರ್ತೇವೆ. ಆ ಮಗು 6ನೇ ತರಗತಿ ಆದರ್ಶ ಶಾಲೆಗೆ ಸೆಲೆಕ್ಟ್ ಆಗುತ್ತೆ. ಆದರ್ಶ ಶಾಲೆಯಲ್ಲಿ ಓದ್ತಾ ಇರ್ತಾನೆ, 7ನೇ ತರಗತಿ 8ನೇ ತರಗತಿ ಓದ್ತಾ ಇರ್ತಾನೆ. 8ನೇ ತರಗತಿಯಲ್ಲಿ ಕೂಡ ಲೋ ವಿಷನ್ ಇರ್ತಾನೆ. 9ನೇ ತರಗತಿ ಬಂದಾಗ ಅವನಿಗೆ ಇನ್ನೂ ಪೂರ್ಣ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಗುಣಮಟ್ಟದ ಶಿಕ್ಷಣದಿಂದ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ಸಮಯೋಚಿತ ನ್ಯಾಯ ವಿತರಣೆ ಇಂದಿನ

ಅಗತ್ಯ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದನೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1344ಕ್ಕೆ ಏರಿಕೆ, ಗುರುತು ಪತ್ತೆಯಾಗದ ಮೃತದೇಹಗಳ ಡಿಎನ್ಎ ಪರೀಕ್ಷೆ. ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಗುಂಪು ಎ ಪಂದ್ಯದಲ್ಲಿ ಇಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ಗುಣಮಟ್ಟದ ಶಿಕ್ಷಣದಿಂದ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಶಿಕ್ಷಕರ ದಿನದಂದು ನವದೆಹಲಿಯಲ್ಲಿ 2026ರ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಶಿಕ್ಷಕರನ್ನು ಗೌರವಿಸುವ ಸಮಾಜವು ಸರಿಯಾದ ರೀತಿಯಲ್ಲಿ ಪ್ರಗತಿಪರ ಸಮಾಜವಾಗಿದೆ. ಶೈಕ್ಷಣಿಕ ಶ್ರೇಷ್ಠತೆ, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ರಾಷ್ಟದ ಅಭಿವೃದ್ಧಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದರು. ಜ್ಞಾನ ಶಕ್ತಿಯಾಗುವುದರ ಜೊತೆಗೆ ಭಾರತವನ್ನು ವಿಶ್ವದ ಕೌಶಲ್ಯ ರಾಜಧಾನಿಯಾಗಿ ಸ್ಥಾಪಿಸುವುದು ದೇಶದ ಆದ್ಯತೆಯಾಗಿದೆ. ವ್ಯಕ್ತಿಗಳು ಸ್ವತಂತ್ರವಾಗಿ ಯೋಚಿಸಲು, ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ರಾಷ್ಟದ ಪ್ರಗತಿಗೆ ಅರ್ಥಪೂರ್ಣವಾಗಿ ಕೊಡುಗೆ ನೀಡಲು ಶಿಕ್ಷಣ ಅಧಿಕಾರ ನೀಡುತ್ತದೆ. ಸಮರ್ಪಿತ ಶಿಕ್ಷಕರು ಮುಂಚೂಣಿಯಲ್ಲಿರುವ ರಾಷ್ಟ ನಿರ್ಮಾಣಕಾರರು ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರತಿಪಾದಿಸಿದರು. 27 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೇಂದ್ರ ಸರ್ಕಾರದ 6 ಸಂಸ್ಥೆಗಳಿಂದ 48 ಆಯ್ದ ಶಾಲಾ ಶಿಕ್ಷಕರಿಗೆ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ರಾಷ್ಟಪತಿ ಮುರ್ಮು ಪ್ರದಾನ ಮಾಡಿದರು. ಇದೇ ವೇಳೆ ಅವರು ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಮತ್ತು ಅಧ್ಯಾಪಕರಿಗೆ ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವರಾದ ಜಯಂತ್ ಸಿಂಗ್ ಮತ್ತು ಡಾ ಸುಕಾಂತ್ ಮಜುಂದಾರ್ ಉಪಸ್ಥಿತರಿದ್ದರು. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಆರೋಗ್ಯಕರ ಭಿನ್ನಾಭಿಪ್ರಾಯ ಮತ್ತು ಚರ್ಚೆಯ ಸಂಸ್ಕೃತಿಯ ಮಹತ್ವವನ್ನು ಒತ್ತಿ ಹೇಳಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಮತ್ತು ಪಾಲುದಾರ ರಾಷ್ಟಗಳ ನಿಯೋಗಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಯೋಚಿತ ನ್ಯಾಯ ವಿತರಣೆ ಇಂದಿನ ಅಗತ್ಯ ಎಂದು ಪ್ರತಿಪಾದಿಸಿದರು. ನಳಂದ ವಿಶ್ವವಿದ್ಯಾಲಯವು ಒಂದು ಕಾಲದಲ್ಲಿ ಅತ್ಯಂತ ಶ್ರೇಷ್ಠ ಶೈಕ್ಷಣಿಕ ಕೇಂದ್ರವಾಗಿತ್ತು. ಅಲ್ಲಿ ಪ್ರಪಂಚದಾದ್ಯಂತದ ವಿದ್ಯಾರ್ಥಿಗಳು ಮತ್ತು ಸಂಶೋಧಕರಿಗೆ ಯಾವುದೇ ತಾರತಮ್ಯ ಅಥವಾ ಅಡೆತಡೆಗಳಿಲ್ಲದೆ ಪ್ರವೇಶ ದೊರೆಯುತ್ತಿತ್ತು ಎಂಬುದನ್ನು ಸ್ಮರಿಸಿದ ಅವರು, ಬ್ರಿಕ್ಸ್ ಅನ್ನು ಜೀವಂತ ನಳಂದ ವಿಶ್ವವಿದ್ಯಾಲಯ ಎಂದು ಕರೆಯಬೇಕು ಎಂದು ಹೇಳಿದರು. ದೇಶಗಳ ನಡುವಿನ ವ್ಯಾಪಾರ ಬೆಳೆದಂತೆ ವ್ಯವಹಾರಗಳಿಗೆ ವಿವಿಧ ಕಾನೂನು ಮತ್ತು ವಾಣಿಜ್ಯ ಸಂಸ್ಕೃತಿಗಳಲ್ಲಿ ಪರಿಣಾಮಕಾರಿ, ವಿಶ್ವಾಸಾರ್ಹ ಮತ್ತು ಕಾರ್ಯಸಾಧ್ಯವಾದ ವಿವಾದ ಪರಿಹಾರ ಕಾರ್ಯವಿಧಾನಗಳು ಬೇಕಾಗುತ್ತವೆ. ಮಧ್ಯಸ್ಥಿಕೆ ಸಂಸ್ಥೆಗಳ ನಡುವಿನ ಸಹಕಾರ, ವೃತ್ತಿಪರ ತರಬೇತಿ, ಬಹುಭಾಷಾ ಸಾಮರ್ಥ್ಯ ಹಾಗೂ ನ್ಯಾಯಾಧೀಶರು, ಮಧ್ಯವರ್ತಿಗಳು, ವಕೀಲರ ನಡುವೆ ಸಂವಾದ ಬಲಪಡಿಸುವಂತೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಕರೆ ನೀಡಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆಯಿಂದ ಅಸ್ಸಾಂ, ಮೇಘಾಲಯ, ಮಣಿಪುರ ಮತ್ತು ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಅವರು ಐತಿಹಾಸಿಕ, ಸಾಮಾಜಿಕ ಮತ್ತು ರಾಷ್ಟೀಯ ಮಹತ್ವದ ಸಂಸ್ಥೆಗಳಿಗೆ ಭೇಟಿ ನೀಡುವುದರ ಜೊತೆಗೆ ಹಲವಾರು ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಮೊದಲ ದಿನ ಉಪರಾಷ್ಟಪತಿಗಳು ಅಸ್ಸಾಂನ ಗುವಾಹಟಿಯಲ್ಲಿರುವ ಗೀತಾನಗರ ಕಾಲೇಜಿನ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಅವರು ಗುವಾಹಟಿಯ ಶಂಕರದೇವ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಸೋಮವಾರ ಗುವಾಹಟಿ ವಿಶ್ವವಿದ್ಯಾಲಯದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ವಿಶ್ವವಿದ್ಯಾಲಯದ ಸಮಾವೇಶ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ನಾಗರಿಕರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ 8ರಂದು ಉಪರಾಷ್ಟಪತಿಗಳು ಇಂಫಾಲ್ಗೆ ಭೇಟಿ ನೀಡಲಿದ್ದಾರೆ. ಅವರು ಮೊಯಿರಾಂಗ್ನಲ್ಲಿರುವ ಐಎನ್ಎ ವಸ್ತು ಸಂಗ್ರಹಾಲಯ ಮತ್ತು ಇಂಫಾಲ್ನ ಸೈನಿಕ ಶಾಲೆಯನ್ನು ಭೇಟಿ ಮಾಡಲಿದ್ದಾರೆ. ನಂತರ ಅವರು ಇಟಾನಗರಕ್ಕೆ ತೆರಳಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅರುಣಾಚಲ ಪ್ರದೇಶ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ನೈದಾರ್ ನಾಮ್ಲೋ, ಇಟಾನಗರದ ಜವಾಹರಲಾಲ್ ನೆಹರು ರಾಜ್ಯ ವಸ್ತು ಸಂಗ್ರಹಾಲಯ ಹಾಗೂ ಶ್ರವಣ ಮತ್ತು ದೃಷ್ಟಿಹೀನರಿಗಾಗಿ ಡೋನಿ ಪೋಲೋ ಮಿಷನ್ ಶಾಲೆಗೆ ಭೇಟಿ ನೀಡಲಿದ್ದಾರೆ. ಮಹಾರಾಷ್ಟದ ಮೇಲ್ಘಾಟ್ ಮತ್ತು ಪೆಂಚ್ ಹುಲಿ ಅಭಯಾರಣ್ಯಗಳಲ್ಲಿ ಕೃತಕವಾಗಿ ಸಾಕಣೆ ಮಾಡಿ ಬೆಳೆಸಿದ ರಣಹದ್ದುಗಳನ್ನು ನೈಸರ್ಗಿಕ ಆವಾಸ ಸ್ಥಾನಕ್ಕೆ ಬಿಡುಗಡೆ ಮಾಡುವ ಯೋಜನೆ ಅತ್ಯಂತ ಯಶಸ್ವಿಯಾಗಿದೆ. ಬಾಂಬೆ ನೈಸರ್ಗಿಕ ಇತಿಹಾಸ ಸೊಸೈಟಿ ಬಿಎನ್ಎಚ್ಎಸ್ ನೀಡಿರುವ ಮಾಹಿತಿ ಪ್ರಕಾರ 2025ರ ಡಿಸೆಂಬರ್ ಮತ್ತು 2026ರ ಜನವರಿಯಲ್ಲಿ ಬಿಡುಗಡೆ ಮಾಡಲಾಗಿದ್ದ 29 ರಣಹದ್ದುಗಳಲ್ಲಿ ಶೇಕಡಾ 78ರಷ್ಟು ರಣಹದ್ದುಗಳು ಜೀವಂತವಾಗಿ ಉಳಿದುಕೊಂಡಿದ್ದು ಆಶಾದಾಯಕ ಪ್ರಗತಿ ಕಂಡುಬಂದಿದೆ. ಸೂಕ್ತ ಪರಿಸರದಲ್ಲಿ ರಣಹದ್ದುಗಳನ್ನು ಮರಳಿ ಸಂರಕ್ಷಿಸುವ ಯೋಜನೆಗೆ ಈ ಫಲಿತಾಂಶಗಳು ಹೊಸ ಭರವಸೆ ನೀಡಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
ನಮ್ಮ ಎಲ್ಲಾ

0: ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 1344ಕ್ಕೆ ಏರಿಕೆಯಾಗಿದೆ. 8 ಪೀಡಿತ ಜಿಲ್ಲೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದ್ದು ಸುಮಾರು 5,000 ಜನರು ಕಾಣೆಯಾಗಿದ್ದಾರೆ. ಇಲ್ಲಿವರೆಗೆ 13,000ಕ್ಕೂ ಹೆಚ್ಚು ಜನರನ್ನು ರಕ್ಷಿಸಲಾಗಿದೆ. ನುವಾಕೋಟ್ ಜಿಲ್ಲೆಯಲ್ಲಿ 4 ಅಂತಸ್ತಿನ ಮನೆಯ ಅವಶೇಷಗಳ ಅಡಿಯಲ್ಲಿ 10 ದಿನಗಳ ಕಾಲ ಸಿಲುಕಿದ್ದ 60 ವರ್ಷದ ಮಹಿಳೆಯನ್ನು ಜೀವಂತವಾಗಿ ರಕ್ಷಿಸಲಾಗಿದೆ. ಅವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಬಲಿಪಶುಗಳನ್ನು ಗುರುತಿಸಲು ಡಿಎನ್ಎ ಪರೀಕ್ಷೆ ನಡೆಸಲು ನೇಪಾಳ ಪ್ರಾರಂಭಿಸಿದೆ. ಇಲ್ಲಿಯವರೆಗೆ ಕೇವಲ 96 ಶವಗಳನ್ನು ಮಾತ್ರ ಗುರುತಿಸಲಾಗಿದೆ ಮತ್ತು ಅವರ ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ. ದುರಂತದಲ್ಲಿ ಚೀನಾದ ಕನಿಷ್ಠ 21 ಜನರು ಸಾವನ್ನಪ್ಪಿದ್ದಾರೆ. ಟಿಬೆಟ್ನಲ್ಲಿ 500ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ. ನೇಪಾಳದ 8 ಜಿಲ್ಲೆಗಳಲ್ಲಿ ಇಲ್ಲಿಯವರೆಗೆ ಪತ್ತೆಯಾಗಿರುವ ಒಟ್ಟು ಶವಗಳಲ್ಲಿ 758 ವಯಸ್ಕರು, 85 ಮಕ್ಕಳು ಮತ್ತು 501 ಶವಗಳನ್ನು ಹೊರತೆರೆಯಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಮಧ್ಯೆ ನೇಪಾಳ, ಭಾರತ ಮತ್ತು ಚೀನಾದ ರಕ್ಷಣಾ ತಂಡಗಳು ಪ್ರವಾಹ ಪೀಡಿತ ಜಲವಿದ್ಯುತ್ ಯೋಜನೆಗಳಲ್ಲಿ ಸುರಂಗದೊಳಗೆ ಸಿಲುಕಿರುವ ಜನರನ್ನು ರಕ್ಷಿಸಲು ಜಂಟಿ ಕಾರ್ಯಾಚರಣೆ ಮುಂದುವರಿಸಿವೆ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಇಂದು ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಮತ್ತು ಇತರ ಹಿರಿಯ ಅಧಿಕಾರಿಗಳೊಂದಿಗೆ ಅಂತರ್ ಸಚಿವಾಲಯ ವರ್ಚುವಲ್ ಸಭೆ ನಡೆಸಿ ಸ್ವಚ್ಛತಾ ಹೀ ಸೇವಾ 2026ರ ಸಿದ್ದತೆಗಳನ್ನು ಪರಿಶೀಲಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಮನೋಹರ್ ಲಾಲ್ ಅವರು, ಈ ಅಭಿಯಾನ 9ನೇ ಆವೃತ್ತಿಯನ್ನು ಆಚರಿಸುತ್ತಿದೆ. ನಾಗರಿಕರು ಸ್ವಯಂ ಪ್ರೇರಿತರಾಗಿ ಅಭಿಯಾನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಿ ಸ್ವಚ್ಛತಾ ಹೀ ಸೇವಾ ಈ ಒಂದು ಕಾರ್ಯಕ್ರಮವನ್ನು ನಿಜವಾದ ಜನ ಆಂದೋಲನವನ್ನಾಗಿ ಮಾಡಬೇಕೆಂದು ಕರೆ ನೀಡಿದರು. ಸ್ವಚ್ಛತಾ ಹೀ ಸೇವಾ 2026 ಅಭಿಯಾನವನ್ನು ಈ ತಿಂಗಳ 17ರಿಂದ ಅಕ್ಟೋಬರ್ 2ರವರೆಗೆ ಆಚರಿಸಲಾಗುವುದು. ಬಿಹಾರದ ಹಲವಾರು ಭಾಗಗಳಲ್ಲಿ ಪ್ರವಾಹವು ಸಾಮಾನ್ಯ ಜೀವನದ ಮೇಲೆ ಪರಿಣಾಮ ಬೀರುತ್ತಿದೆ. ಗಂಗಾ ಮತ್ತು ಇತರ ಹಲವಾರು ಪ್ರಮುಖ ನದಿಗಳು ವಿವಿಧ ಸ್ಥಳಗಳಲ್ಲಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಸಂತ್ರಸ್ತರಿಗೆ ಸಹಾಯ ಮಾಡಲು ಆಡಳಿತವು ಯುದ್ಧೋಪಾದಿಯಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ತೀವ್ರಗೊಳಿಸಿದೆ. ಪಾಟ್ನಾದಲ್ಲಿ ಗಾಂಧಿ ಘಾಟ್, ಬಂಕಾಘಾಟ್ ಮತ್ತು ಪಂಡಾರಕ್ನಲ್ಲಿ ಗಂಗಾ ನದಿಯ ನೀರಿನ ಮಟ್ಟವು ಅತ್ಯಧಿಕ ಪ್ರವಾಹ ಮಟ್ಟಕ್ಕಿಂತ ಹೆಚ್ಚಾಗಿ ಹರಿಯುತ್ತಿದೆ. ಸಮುದಾಯ ಅಡುಗೆ ಮನೆಗಳ ಮೂಲಕ ಇಲ್ಲಿಯವರೆಗೆ 1,20,000ಕ್ಕೂ ಹೆಚ್ಚು ಜನರಿಗೆ ಆಹಾರ ಒದಗಿಸಲಾಗಿದೆ. ಬೊಜ್ಜನ್ನು ನಿಭಾಯಿಸಲು ಉತ್ತಮ ಮಾರ್ಗವೆಂದರೆ ತೂಕ ಹೆಚ್ಚಾಗುವುದನ್ನು ತಡೆಯುವುದಾಗಿದೆ ಎಂದು ಏಮ್ಸ್ ನಿರ್ದೇಶಕ ಡಾ ನಿಖಿಲ್ ಟಂಡನ್ ಸಲಹೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಏಮ್ಸ್ ಬೊಜ್ಜು ಶೃಂಗಸಭೆ 2026ನ್ನು ಉದ್ಘಾಟಿಸಿದ ಅವರು, ಒಬ್ಬ ವ್ಯಕ್ತಿಯು ಒಮ್ಮೆ ತೂಕ ಹೆಚ್ಚಿಸಿಕೊಂಡರೆ ತೂಕ ಇಳಿಸುವುದು ಅತ್ಯಂತ ಕಷ್ಟಕರ, ಚಿಕ್ಕ ವಯಸ್ಸಿನಿಂದಲೇ ಬೊಜ್ಜು ತಡೆಗಟ್ಟುವ ಕ್ರಮ ಅಗತ್ಯ ಎಂದು ಹೇಳಿದರು. ಬೊಜ್ಜು ಜೈವಿಕ ಅಂಶಗಳಿಂದ ಮಾತ್ರವಲ್ಲದೆ ನಡವಳಿಕೆ, ಪರಿಸರ ಮತ್ತು ಸಾಂಸ್ಕೃತಿಕ ಅಂಶಗಳಿಂದ ಕೂಡ ಪ್ರಭಾವಿತವಾಗಿರುತ್ತದೆ. ಆಹಾರ ಮತ್ತು ಉತ್ತಮ ಜೀವನ ಶೈಲಿಯನ್ನು ಪ್ರಾರಂಭದಿಂದಲೇ ಮಕ್ಕಳಲ್ಲಿ ಬೆಳೆಸಬೇಕು ಎಂದು ಡಾ ನಿಖಿಲ್ ಟಂಡನ್ ಸಲಹೆ ನೀಡಿದರು. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ನ ಅಂತಿಮ ಗುಂಪು ಎ ಪಂದ್ಯದಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಭಾರತ ತಂಡ ತನ್ನ ಹಿಂದಿನ 2 ಪಂದ್ಯಗಳಲ್ಲಿ ಥೈಲ್ಯಾಂಡ್ ಮತ್ತು ಹಾಂಕಾಂಗ್ ವಿರುದ್ದ ಭರ್ಜರಿ ಜಯ ಗಳಿಸಿದ ನಂತರ ಈಗಾಗಲೇ ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆದುಕೊಂಡಿದೆ. ಭಾರತ ತಂಡ ಈಗ ತನ್ನ ಗೆಲುವಿನ ಓಟವನ್ನು ಕಾಯ್ದುಕೊಳ್ಳಲು ಮತ್ತು ಗುಂಪು ಹಂತವನ್ನು ಪರಿಪೂರ್ಣ ದಾಖಲೆಯೊಂದಿಗೆ ಮುಗಿಸಲು ಪ್ರಯತ್ನಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
3: ಗುಣಮಟ್ಟದ ಶಿಕ್ಷಣದಿಂದ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ಸಮಯೋಚಿತ ನ್ಯಾಯ ವಿತರಣೆ ಇಂದಿನ ಅಗತ್ಯ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದನೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1,344ಕ್ಕೆ ಏರಿಕೆ, ಗುರುತು ಪತ್ತೆಯಾಗದ ಮೃತ ದೇಹಗಳ ಡಿಎನ್ಎ ಪರೀಕ್ಷೆ. ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಗುಂಪು ಎ ಪಂದ್ಯದಲ್ಲಿ ಇಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಪ್ರಮಾಣದಲ್ಲಿ ಅದು ತುಂಬಾ ಕುಂಠಿತ ಆಗುತ್ತೆ. ಅದು ನಮ್ಮ ಗಮನಕ್ಕೆ ಬಂದ ಸಂದರ್ಭದಲ್ಲಿ ಅದನ್ನು ಗುರುತಿಸಿ ಆ ಮಗು, ಅದೇ ಸೇಮ್ ಕೋವಿಡ್ ಟೈಮ್ ಶಾಲೆಗಳು ಇಲ್ಲಾಗ ಆ ಸಂದರ್ಭದಲ್ಲಿ ಆ ಮಗುನ

0: ಕೇಂದ್ರಕ್ಕೆ ಕರ್ಕೊಂಬಂದು ನಮ್ಮ ಕೇಂದ್ರದ ಕ್ಯಾಂಪಸ್ಸಲ್ಲಿ ಒಬ್ಬರು ಅಂಧ ಶಿಕ್ಷಕರಿದ್ದಾರೆ, ಅವರು ವಿಶೇಷ ಶಿಕ್ಷಕರು, ಸಂಗೀತ ಶಿಕ್ಷಕರು, ಬಲರಾಮ್ ಸರ್ ಅಂತೇಳಿ, ಅವ್ರ ಗಮನಕ್ಕೆ ತಂದ್ವಿ. ಅವ್ರ ಸಹಾಯದಿಂದ ಆ ಮಗುವಿಗೆ ಒಂದು ತಿಂಗಳಲ್ಲೇ ಬ್ರೈಲ್ ಲಿಪಿಯನ್ನು ಕಳಿಸಿ ಬ್ರೈಲನ್ನು ಓದ್ತಕ್ಕಂಥ ಕೆಲಸವನ್ನು ಮಾಡಿ ಆ ಮಗು 9ನೇ ತರಗತಿಗೆ ಇದೆ. ಕೊನೆಗೆ ಅವನನ್ನು ಏನಾದ್ರು ಮಾಡಿ ಇದು ಮಾಡ್ಬೇಕಂತೇಳಿ ಪೋಷಕರ ಮನಸ್ಸನ್ನು ಮೊದಲೇ ಹೇಳಿದಾಗೆ ಪೋಷಕರು ಅವ್ರು ಎಷ್ಟು ಇದು ಮಾಡಿದ್ರು ಅಂದರೆ ಅವನು ಏನಾದ್ರು ಮಾಡಿ ಒಂದು ವಿಶೇಷ ಶಾಲೆ ಸೇರಿಸ್ತಾರೆ, ಅವನು ಇನ್ನೂ ಚೆನ್ನಾಗಿ ಓದ್ಬೋದು ಅಂತೇಳಿ ಅಷ್ಟೊತ್ತಿಗೆ ಏನಾಯ್ತು ಅವನಿಗೆ ಪೂರ್ಣ ಪ್ರಮಾಣದಲ್ಲಿ ದೃಶ್ಯದೃಶ್ಯವನ್ನು ಕಳ್ಕೊಂಡ್ಬಿಟ್ಟ. ಕೊನೆಗೆ ತಂದೆ ತಾಯಿಯನ್ನು ಒಪ್ಪಿಸಿ ನಮ್ಮ ಇದರಲ್ಲಿ ಆದಿಚುಂಚನಗಿರಿ ಅಂಧ ಮಕ್ಕಳ ಶಾಲೆ ಬಿಡದಿ ಹತ್ರ ಅವ್ರನ್ನ ಮನವರಿಸಿ, ಪೋಷಕರನ್ನ ಮನವರಿಸಿ ಅಲ್ಲಿಗೆ ಅಡ್ಮಿಷನ್ ಮಾಡಿಸ್ತೀವಿ. ಅವರು ಅಲ್ಲಿ ಕಳಿಸ್ಲಿಕ್ಕೆ ತಯಾರಿಲ್ಲ, ನಾವು ಫಸ್ಟ್ ಪೋಷಕರ ಮನವೊಲಿಸಿ ನೀವು ಹೋಗಿ ನೋಡ್ಕೊಂಬನ್ನಿ ಆಮೇಲೆ ಮಾತಾಡೋರು ಅಂತೇಳಿ ಅವ್ರನ್ನ ಕಳಿಸ್ತೀವಿ, ಮನವೊಲಿಸ್ತೀವಿ, ಮನವೊಲಿಸಿ ಹೋಗಿ ಸೇರಿಸ್ತೀವಿ. 10ನೇ ತರಗತಿಗೆ ಅಲ್ಲಿ ಹೋಗಿ ಅಡ್ಮಿಷನ್ ಆದ, ತುಂಬ ಬ್ರೈಲ್ ಲಿಪಿಯನ್ನು ಚೆನ್ನಾಗಿ ಕಲ್ತ್ಕೊಂಡು ಓದಕ್ಕೆ ವಿಷಯವಾದ. ಇಲ್ಲಿಂದ ಹೋದಂಥ ಹುಡುಗ ಹೆಮ್ಮೆ ಅನ್ಸುತ್ತೆ, ಆ ಶಾಲೆಗೆ ಉತ್ತಮ ಶ್ರೇಣಿಯಲ್ಲಿ ಪಾಸ್ ಆಗಿ ಬಂದ. ಹೇಗೆ ನಾವು ಅವನ ಅಲ್ಲೇ ಬಿಡೋಣ ಅಂದ್ವಿ, ಅವ್ರನ್ನ ಬಿಟ್ಟಿರ್ಲಿಕ್ಕೆ ಆಗಲಿಲ್ಲ ಅಂದರು. ಸೊ ಇಲ್ಲೇ ಕೋಟೆಗೆ ಕರ್ಕೊಂಬಂದು ವಿಶ್ವಭಾರತಿಯಲ್ಲಿ ಪಿ ಯು ಸಿಲಿ ಸೇರಿಸ್ರು. ಪಿ ಯು ಸಿಲಿ ಕೂಡ ಸೆಕೆಂಡ್ ಪಿ ಯು ಸಿಲಿ ಒಳ್ಳೆ ಉತ್ತಮ ರೀತಿಯಲ್ಲಿ ಅವನಿಗೇನೆಲ್ಲ ಸೌಲಭ್ಯಗಳು ಬೇಕು ನಮ್ಮ ಕೈಯಲ್ಲಿ ಸಾಧ್ಯ ಮಾಡಿದ್ವಿ. ಅಲ್ಲೂ ಕೂಡ ಉತ್ತಮ ಪಾಸ್ ಆದ, ಈಗ ಡಿಗ್ರಿ ಮಾಡ್ತಾ ಇದ್ದಾನೆ, ಡಿಗ್ರಿ ಮಾಡ್ತಾ ಇದ್ದಾನೆ. ಅಂಥದ್ದ ಮಕ್ಕಳು ನಮಗೆ ತುಂಬ ಹೆಮ್ಮೆ. ಅಟ್ಲೀಸ್ಟ್ ನೋಡಿ ಅವನು ಆದರ್ಶ ಶಾಲೆಗೆ ಇದನ್ನು ಬರೆದು ಎಕ್ಸಾಮ್ ಬರೆದು ಪಾಸ್ ಆಗಿದ್ದಂಥ ಹುಡುಗ, ಆದರ್ಶ ಶಾಲೆಗೆ ಹೋಗಿ ಲೋ ವಿಷನ್ ಇದ್ದದ್ದು ಪೂರ್ಣ ಪ್ರಮಾಣ ಕಳ್ಕೊಂಡಾಗ ಈಗ ಹುಡುಗ ಡಿಗ್ರಿ ಮಾಡ್ತಾ ಇದ್ದಾನೆ. ಭಾಳ ಹೆಮ್ಮೆ ಇದೆ, ನಮ್ಮ ಈ ಜೊತೆ ಕೂಡ ಸಂಪರ್ಕದಲ್ಲಿದ್ದಾನೆ. ರಜಾ ಅವಧಿಯನ್ನು ತುಂಬ ಚೆನ್ನಾಗಿ ಬಳಸ್ಕೋತಾನೆ, ಬೆಂಗಳೂರಿಗೆ ಹೋಗ್ತಾನೆ, ಎ ಪಿ ಡಿಗೆ ಹೋಗ್ತಾನೆ, ಎ ಪಿ ಡಿಲಿ ಚಲನವಲನ ಇದನ್ನು ತರಬೇತಿ ಪಡ್ಕೊಂಡ, ಇದೆಲ್ಲವನ್ನು ಮಾಡಿಕೊಂಡು ಅವನು ತುಂಬ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾನೆ. ಸದ್ಯಕ್ಕೆ ಈಗ ನಾವು ನೋಡಿದ್ರೆ ಅವನೇ ನಮಗೆ ಅತ್ಯಂತ ನಮ್ಮ ಮುಂದೆ ಇರತಕ್ಕಂಥ ಒಂದು ದೊಡ್ಡ ಮಾದರಿ. ಇನ್ನೊಂದು ಮಗು ಹೇಳಲೇಬೇಕು, ರಾಜಕುಂಡ್ಲ ಒಂದು ಮಗು ಸೃಷ್ಟಿ ಅಂತೇಳಿ. ಅದು ಪ್ರಾರಂಭಿಕ ಹಂತದಲ್ಲಿ ಆ ಮಗುಗೆ ಅದು ಮಲ್ಟಿಪಲ್ ಡಿಸಬಿಲಿಟೀಸ್, ಮಾತು ಬರೋಲ್ಲ, ನಡಗಿನೂ ಕೂಡ ತೊಂದರೆ. ಆ ಮಗುಗೆ ಮೊದಲು ತೆವಿತಾ ಇತ್ತು, ಆಮೇಲೆ ಥೆರಪಿಗೆ ಬಂದಂಥ ಸಂದರ್ಭದಲ್ಲಿ ಕಂಟಿನ್ಯೂಟಿ ತರಬೇತಿ ಕೊಟ್ಟಾಗ ಪೋಷಕರ ಮನವೊಲಿಸಿ ಮಗು 1 ವರ್ಷ ಆದಮೇಲೆ ಆರಾಮಾಗಿ ನಡ್ಕೊಂಬರುತ್ತೆ. ಅಂಥದ್ದು ಘಟನೆ ಕೂಡ ನಮ್ಮ ಮುಂದೆ ಇವೆ. ಇದು ಸಂಪೂರ್ಣ ನಿರಂತರ ಪ್ರಕ್ರಿಯೆ ಆದಾಗ ಮಾತ್ರ ಏನಾದ್ರು ಒಂದು ಬದಲಾವಣೆ, ಒಂದು ಫಲಿತಾಂಶ ಕಾಣಲಿಕ್ಕೆ ಸಾಧ್ಯ.
1: ಹೌದು ಸರ್, ಈಗ ತಾವು ಹೇಳಿದಂಗೆ ಈಗ ಈ ಥರ ಒಂದು ವಿದ್ಯಾರ್ಥಿ ವೇತನ ಇರ್ಬೋದು, ಸಾಧನ ಸಲಕರಣೆಗಳಿರ್ಬೋದು, ಅಥವಾ ಸಾರಿಗೆ ಸೌಲಭ್ಯ, ಈ ಥರದ ಒಂದು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಬೇಕು ಅಂತಂದಾಗ ಪೇರೆಂಟ್ಸ್ ಅಥವಾ ಪೋಷಕರು ಯಾರನ್ನು ಸಂಪರ್ಕ ಮಾಡಬೇಕಾಗುತ್ತೆ ಸರ್?
0: ಮೊದಲಿಗೆ ನಮ್ಮಲ್ಲಿ ಮಗುಗೆ ಫಸ್ಟ್ UDD ಆಗಬೇಕು. UDD ಆದ ನಂತರ ಪೋಷಕಕ್ಕೆ, ಎಷ್ಟೋ ಶಾಲೆಗಳಲ್ಲಿ UDD ಮಾಡಿಸಿದ್ದಾರೆ, ಶಾಲೆಯಲ್ಲೇ ಮಗುಗೆ ತೊಂದರೆ ಇದೆ ಅಂತ ಹೇಳಿಲ್ಲ, UDD ಮಾಡಿಸ್ಕೊಂಡಿದ್ದಾರೆ ಶಾಲೆಯಲ್ಲಿ ಹೇಳಿಲ್ಲ. ಆ ಥರದ ಮಕ್ಕಳು ಹೇಳಿದಾಗ SCATS ತಂತ್ರಾಂಶ ಮೊದಲು ನೋಂದಣಿ ಆಗ್ಬೇಕು, ನಮ್ಮ ಮಗುನ ತೋರಿಸ್ಬೇಕು, ಸಿಲೆಬ್ಲೇಷನ್ ಅಂತ ತೋರಿಸ್ಬೇಕು. ತೋರಿಸಿದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಹಂತದಲ್ಲಿ ರಾಜ್ಯ ಹಂತದಲ್ಲಿ ಏನು ಮಾಡ್ತಾರೆ, ಆಯಾಯ ನ್ಯೂನತೆಗೆ ಅನುಗುಣವಾಗಿ ಸಾರಿಗೆ ಸೌಲಭ್ಯ ಮತ್ತು ಬೆಂಗಾವಲು ಬತ್ತಿ, ಸಾರಿಗೆ ಬತ್ತಿಯೇ ಬೆಂಗಾವಲು ಬತ್ತಿ ಅಂತೇಳಿ ನಮ್ಮಲ್ಲಿ ಅದಕ್ಕೆ ಅವರಿಗೆ ಅವಕಾಶ ಇದೆ. ಹೆಣ್ಣು ಮಕ್ಕಳ ವಿಶೇಷ ಬತ್ತಿ ಅಂತೇಳಿ, ಯಾವುದೇ ಒಂದು ಹೆಣ್ಣು ಮಗು CWS ಅಂತ ಗುರುಸ್ಕೊಂಡ ಸಂದರ್ಭದಲ್ಲಿ, UDD ಇದ್ದ ಸಂದರ್ಭದಲ್ಲಿ ವಿಶೇಷ ಬತ್ತಿ ಅಂತ ಹೆಣ್ಣು ಮಕ್ಕಳನ್ನ ಪ್ರೋತ್ಸಾಹಿಸಬೇಕು, ವಿಶೇಷ ವಿಶೇಷ ಬತ್ತಿ ಅಂತೇಳಿ 2,000 ರೂಪಾಯಿ ವರ್ಷಕ್ಕೆ ಕೊಡ್ತಕ್ಕಂಥ ಕೆಲಸ ಇದೆ. ಸಾರಿಗೆ ಬತ್ತಿ, ಬೆಂಗಾವಲು ಬತ್ತಿ, ಹೆಣ್ಣು ಮಕ್ಕಳ ವಿಶೇಷ ಬತ್ತಿ, ಮತ್ತೆ ದೃಷ್ಟಿದೋಷ ಉಳ್ಳವರಿಗೆ ಓದುಗ ಬತ್ತಿ ಅಂತೇಳಿ, ರೀಡರ್ ಅಲೋಯನ್ಸ್ ಅಂತೇಳಿ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಅದಲ್ಲದೆ ಗೃಹಾಧಾರಿತ ಮಕ್ಕಳಿಗೆ ಅವರಿಗೂ ಕೂಡ ವಿಶೇಷವಾಗಿ ಸಾರಿಗೆ ಬತ್ತಿಯ, ಬೆಂಗಾವಲು ಬತ್ತಿಯ, ನಮ್ಮ ಥೆರಪಿ ಬರ್ತಕ್ಕಂಥವ್ರಿಗೆ ಇದು ಆನ್ಲೈನ್ ಆಗ್ತಕ್ಕಂಥದ್ದು, DBT ಮುಖಾಂತರನೇ ಕೊಡ್ತಕ್ಕಂಥದ್ದು, ಜಿಲ್ಲಾ ಅಂತ ಮತ್ತು ರಾಜ್ಯ ಅಂತ ನೇರವಾಗಿ ಅವ್ರ ಖಾತೆಗೆ ಬರ್ತಕ್ಕಂಥದ್ದು. ಪೋಷಕರು ಏನು ಮಾಡಬೇಕಪ್ಪ ಅಂದರೆ, ಸಂಬಂಧಪಟ್ಟ ಶಾಲಾ ಶಿಕ್ಷಕರ ಜೊತೆಯಲ್ಲಿ SCATS ನಮೂದಾಗಿದೆ ಅಂತ ಕನ್ಫರ್ಮ್ ಮಾಡ್ಕೋಬೇಕು, ಜೊತೆಗೆ UDD ಕಾರ್ಡ್ ಕಂಪಲ್ಸರಿ ಇರಬೇಕು, ಆಧಾರ್ ಅಪ್ಡೇಟ್ ಆಗಿರಬೇಕು, ಮತ್ತೆ ಬ್ಯಾಂಕ್ ಖಾತೆ ಮಸ್ಟ್ ಅಂಡ್ ಶುಡ್ ಇರಬೇಕು, ಬ್ಯಾಂಕ್ ಖಾತೆ ಚಾಲ್ತಿಲಿರಬೇಕು. ಈ ತರ ನೋಡ್ಕೊಂಡ್ರೆ ನಾವು ನಮ್ಮ ಇಲಾಖೆ ಅಂತ ಕೊಡ್ತಕ್ಕಂಥ ಎಲ್ಲ ಸೌಲಭ್ಯಗಳು ಅಲ್ಲಿ ಹೋಗ್ತವೆ. ಜೊತೆಗೆ ವರ್ಷಕ್ಕೊಮ್ಮೆ ಅವರಿಗೆ ವೈದ್ಯಕೀಯ ತಪಾಸಣೆ, ಉಚಿತ ವೈದ್ಯಕೀಯ ತಪಾಸಣೆ ಶಿಬಿರ, ಸಾಧನೆ ಸಲಕರಣೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯು ಕೂಡ ನಮ್ಮಲ್ಲಿದೆ. ಮತ್ತೆ ಕ್ರೀಡೆ ಮತ್ತು ಆಯೋಜನೆ ಮಾಡ್ತಕ್ಕಂಥದ್ದು ಕೂಡ ನಮ್ಮ ಇಲಾಖೆಯಿಂದ, ನಮ್ಮ ಸಂಪನ್ಮೂಲ ಕೇಂದ್ರದಿಂದ ಆಗ್ತಕ್ಕಂಥ ಕೆಲಸ ಇದೆ. ಅದೆಲ್ಲವನ್ನು ಕೂಡ ಅವ್ರು ಬಳಸ್ಕೊಂಡ್ರೆ ಖಂಡಿತ ಮುಖ್ಯವಾಹಿನಿ ಮಕ್ಕಳನ್ನ ತರಬಹುದು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ, ಹಲೋ, ಹಾ ನಮಸ್ತೆ, ತಮ್ಮ ಹೆಸರು
2: ಸರ್? ನಮಸ್ಕಾರ, ನಾನು ಸೋಮಶೇಖರ್ ಅಂತ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ.
0: ನಮಸ್ತೆ ಹೇಳಿ ಸೋಮಶೇಖರ್ ಸರ್.
2: ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೆ ಸರ್. ಸರ್ವಾಗಿ ವಿಕಲಾಂಗಚೇತನರಾಗಿ ಓದ್ತಾರಲ್ಲ, ಅವ್ರೊಂದು ಒಳ್ಳೆ ಸಹಾಯ ಮಾಡ್ತಾ ಇದ್ದೀರಿ. ಅದರಲ್ಲೂ ಈ ಬೌದ್ಧಿಕ ಅಸಾಮರ್ಥ್ಯ ಇರುತ್ತಲ್ಲ,
0: ಬೌದ್ಧಿಕ ಅಸಾಮರ್ಥ್ಯ ಅಲ್ಲ, ಬೌದ್ಧಿಕ ವಿಕಲತೆ ಅಷ್ಟೇ.

0: ಬೌದ್ಧಿಕ ವ್ಯಕ್ತಿ ಬುದ್ಧಿಮಾಂದ್ಯತೆ ಅಂತ ಹೇಳ್ತಾರೆ. ಈಗ ಕೆಲವರು ಮಕ್ಕಳು ಈಗ ಪೂರ್ತಿ ಅವರು ಸಹಜವಾಗೂ ಇರಲ್ಲ, ಪೂರ್ತಿ ಬೌದ್ಧಿಕ ಮಾನ್ಯತೆನೂ ಇರಲ್ಲ ಅವ್ರಿಗೆ, ಅವ್ರಿಗೆ ಅರ್ಥವಾಗುತ್ತೆ, ಪ್ರತಿಯೊಂದು ಅರ್ಥವಾಗುತ್ತೆ, ಪ್ರತಿಯೊಂದು ತಿಳಿಸಿ ಹೇಳಬಲ್ಲರು, ಆದ್ರೆ ನಿಧಾನ. ಇಂಥವ್ರು ಸಾಮಾನ್ಯವಾಗಿ ಸಾಧಾರಣ ಶಾಲೆಗಳಲ್ಲಿ ಅವರು ಉಳಿಯೋ ಕಷ್ಟ ಆಗುತ್ತೆ.
1: ಹೌದು,
0: ಅಂತ ಮಕ್ಕಳಿಗೆ ನೇರವಾಗಿ SLC ಏನಾದ್ರು ಕುತ್ಕೊಳಕ್ಕೆ ಏನಾದ್ರು ಅವಕಾಶಗಳಿದಾವ ಇದ್ರೆ? ಅದು
1: ವಯಸ್ಸಿನ ಆಧಾರದ ಮೇಲೆ ಕುತ್ಕೊಳ್ಳಿಕ್ಕೆ ಖಂಡಿತ ವ್ಯವಸ್ಥೆ ಇದೆ, ವಯಸ್ಸಿನ ಆಧಾರದ ಮೇಲೆ. ಆಮೇಲೆ ಈಗ ಇನ್ನೊಂದು ವ್ಯವಸ್ಥೆ ಏನಾಗಿದೆ ಕಳೆದ ವರ್ಷದಿಂದ ಅಂದ್ರೆ, ನಮ್ಮ ಶಾಲಾ ಶಿಕ್ಷಣ ಇಲಾಖೆಯಿಂದ ಓಪನ್ ಸ್ಕೂಲ್ ಅಂತ ಮಾಡಿದ್ದಾರೆ. ಓಪನ್ ಸ್ಕೂಲ್, ಶಾಲಾ ವಯಸ್ಸಿನ ಆಧಾರದ ಮೇಲೆ ಯಾರು ಬೇಕಾದ್ರೂ ನೇರವಾಗಿ 7ನೇ ಕ್ಲಾಸ್ ಕಟ್ಬಹುದು, ಯಾರು ಬೇಕಾದ್ರೂ SLC ಕಟ್ಬಹುದು, ಅದನ್ನು ಕೂಡ ವ್ಯವಸ್ಥೆ ಇದೆ ನಮ್ಮಲ್ಲಿ.
0: ಆದ್ರೆ ಅವ್ರದ್ದು ಈಗ ಶಾಲೆಯಲ್ಲಿ ಒಂದು ಬುದ್ಧಿಮಾನ ಶಾಲೆಗೆ ನನ್ನ ತಮ್ಮನೇ ನಾವು ಉದಾಹರಣೆ
1: ಹೇಳಿ ಹೇಳಿ ಹೇಳಿ,
0: ಅದನ್ನ ಸೇರಿಸಿದ್ವಿ, ಅದ ರೆಕಾರ್ಡ್ ಏನು ಇಲ್ಲ. ಈಗ ಅದೊಂದು ವಯಸ್ಸನ್ನ ನಾವು ಹೇಗೆ ಪ್ರೂವ್ ಮಾಡೋದು? ಒಂದು
1: ಡೇಟ್ ಆಫ್ ಬರ್ತ್ ಸಾಕು, ಆಧಾರ್ ಕಾರ್ಡ್ ಇದ್ರೆ ಸಾಕು.
0: ಆಧಾರ್ ಕಾರ್ಡ್
1: ಸಾಕು. ಈಗ ನಿಮ್ಮ ಉದಾಹರಣೆಗೆ ಒಂದು ನೇರವಾಗಿ ನಿಮ್ಮ ವಿಷಯಕ್ಕೆ ಬರ್ತೇನೆ. ನಿಮ್ಮ ಅವರ ನಿಮ್ಮ ಮಗ ಅಥವಾ ನಿಮ್ಮ ಹುಡುಗ ಎಷ್ಟು ವರ್ಷ ಈಗ ಅವನಿಗೆ?
0: ನನ್ನ ತಮ್ಮ ಆತನಿಗೆ 55 ವರ್ಷ.
1: 55 ವರ್ಷ. ಯಾರು ನಿಮ್ಮ ಹುಡುಗನಿಗೆ?
0: ಎಲ್ಲಾ ಗೊತ್ತಾಗುತ್ತೆ ನನ್ಗೆ, ತಿಳುವಳಿಕೆ ಹೇಳುವಷ್ಟು ಆತನಿಗೆ ವಿವೇಕ ಇದೆ.
1: ಹೌದು, ವಯಸ್ಸಿನ ಆಧಾರದ ಮೇಲೆ ನೀವು ಯೂನಿವರ್ಸಿಟಿಯಲ್ಲಿ ಪರೀಕ್ಷೆ ಕಟ್ಬಹುದು. ವಯಸ್ಸಿನ ಆಧಾರದ ಮೇಲೆ ಅವನಿಗೆ ತಿಳುವಳಿಕೆ ಇದೆ ಅಂತಂದ್ರೆ, ಯಾವ್ದು ವಯಸ್ಸಿನ ಆಧಾರದ ಮೇಲೆ? ನಾನು ಕೂಡ 55 ವರ್ಷ ಆಗಿದೆ, ನಾನು ನೇರವಾಗಿ ಡಿಗ್ರಿ ಮಾಡಬಹುದು, MA ಮಾಡಬಹುದು. ವಿಶ್ವವಿದ್ಯಾಲಯದಲ್ಲಿ ಓಪನ್ ಯೂನಿವರ್ಸಿಟಿನಲ್ಲಿ ಆ ತರದ ಅನುಕೂಲಗಳಿವೆ, ಓಪನ್ ಶಾಲೆಗಳ ಅನುಕೂಲಗಳಿವೆ, ಮಾಡಬಹುದು ಮಾಡಬಹುದು ಮಾಡಬಹುದು.
0: ಹಾಗಿದ್ರೆ ಒಂದು ಜನ್ಮ ದಿನಾಂಕದ ಬಗ್ಗೆ ದಾಖಲೆ ಆಧಾರ ಆಯ್ತು, ಆದ್ರೆ ಅದು ಬುದ್ಧಿಮಾಂದ್ಯ ಅನ್ನೋದಕ್ಕೆ ನಾವು ದಾಖಲೆ
1: ಮಾಡಬಹುದು. UDD ಕಾರ್ಡ್ ಮಾಡಿಸಬಹುದು ನೀವು. UDD ಕಾರ್ಡ್ ಉದಾಹರಣೆಗೆ ಒಂದು ಮಾಡಬಹುದು ನೀವು, ಆನ್ಲೈನ್ ಅಲ್ಲಿ ಮೊದಲು ನೋಂದಣಿ ಮಾಡ್ಕೋಬೇಕು. ನೋಂದಣಿ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನಿಮಗೆ ಒಂದು ಪ್ರಿಂಟ್ ಔಟ್ ಬರುತ್ತೆ, ನಿಮ್ಮ ಸಮೀಪದ ಇಂಥ ಸರ್ಕಾರಿ ಆಸ್ಪತ್ರೆಗೆ ಇಂಥ ದಿನ ಇಂಥ ದಿನಾಂಕದೊಳಗೆ ಬಂದು ನೀವು ಹಾಜರಾಗಿ, ಒಂದು ಕಮಿಟಿ ಇರ್ತದೆ, ಆ ಕಮಿಟಿ ಮುಂದೆ ನೀವು ಕರ್ಕೊಂಡೋದ್ರೆ ಅವ್ನಿಗೆ ಎಷ್ಟು ಪ್ರಮಾಣದಲ್ಲಿ ಇದೆ ಅನ್ನೋದನ್ನ ತಯಾರು ಮಾಡಿ, ಉದಾಹರಣೆಗೆ ನೀವು ಬುದ್ಧಿಮಾಂದ್ಯವನ್ನು ಮಾಡಬೇಕು ಅಂದ್ರೆ ಜಿಲ್ಲಾ ಹಂತದಲ್ಲೇ ಜಿಲ್ಲಾ ಆಸ್ಪತ್ರೆಯಲ್ಲೇ ಆಗ್ಬೇಕು. ಜಿಲ್ಲಾ ಹಂತದಲ್ಲಿ ಆ ತರದ ತಜ್ಞ ವೈದ್ಯರು ಇರ್ತಾರೆ, ಅವರು ಅದನ್ನ ಸರ್ಟಿಫಿಕೇಶನ್ ಮಾಡಿ ನಿಮ್ಮ ಮಗುಗೆ ಅದನ್ನ ಬರೀತಾರೆ ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಆನ್ಲೈನ್ ಅಲ್ಲಿ ಫೀಡ್ ಮಾಡ್ತಾರೆ. ಆನ್ಲೈನ್ ಫೀಡ್ ಮಾಡಿದ ಒಂದು ವಾರಕ್ಕೆ ನಿಮ್ಮ ಅವರಿಗೆ UDD ಕಾರ್ಡ್ ಬರುತ್ತೆ. ಯುಡಿಐಡಿ ಡಿಸಬಿಲಿಟೀಸ್ ಐಡೆಂಟಿ ಕಾರ್ಡ್ ಅಂತ ಹೇಳಿ, UDID ಕಾರ್ಡ್ ಮಾಡಿಸ್ಕೊಂಡಾದ್ಮೇಲೆ ನೀವು ಅವನ ಇದನ್ನ ಅವನ ಎಲ್ಲಿಗೆ ಯಾವ ಎಕ್ಸಾಮ್ ಕೂತ್ಕೋತಾನೆ ಅವನ್ನೇ ಕೇಳ್ಬೋದು. ಉದಾಹರಣೆಗೆ ನಮ್ಮಲ್ಲಿ ಒಂದು ಅವಕಾಶ ಏನಿದೆ ಅಂದ್ರೆ, ಆ ತರದ ಮಕ್ಕಳಿಗೆ ಸಹಾಯಕನ ಕೊಡಲಿಕ್ಕೆ ಅವಕಾಶ ಇದೆ. UDD ಕಾರ್ಡ್ ಇದ್ರೆ ಉದಾಹರಣೆಗೆ ನಿಮ್ಮ ಅವನು ಬರೆಯಕ್ ಬರ್ತಾ ಇಲ್ಲ, ನಿಮ್ಮ ಹುಡುಗ ನಿಮ್ ಬರೆಯಕ್ ಬರ್ತಾ ಇಲ್ಲ, ಅವ್ನಿಗೆ UDD ಕಾರ್ಡ್ ಅಲ್ಲಿ ಏನಿದೆ ಏನ್ ತೊಂದರೆ ಅಂತ ಪರಿಗಣಿಸ್ತಾರೆ, ಅವನಿಗೆ ಒಬ್ಬ ಸಹಾಯಕ ಅವ್ರ ಪರವಾಗಿ ಬರೀಬಹುದು, ಎಕ್ಸಾಮ್ ಬರೀಬಹುದು. ನಮ್ಮಲ್ಲಿ SLC ನಲ್ಲಿ ಆ ತರದ ಮಕ್ಕಳಿಗೆ 9ನೇ ತರಗತಿಯಿಂದೇ ಬೇರೆ ಮಕ್ಕಳು ಬರಲಿಕ್ಕೆ ಅವಕಾಶ ಇದೆ, ಪರೀಕ್ಷೆ ಬರೀಲಿಕ್ಕೆ. SLC ಅಲ್ಲಿ ಕೂಡ ಅವರು ಬೇರೆಯವರು ಅವ್ರ ಪರವಾಗಿ, ಉದಾಹರಣೆಗೆ ದೃಷ್ಟಿಮಾಂದ್ಯ ಉಳ್ಳ ಮಕ್ಳು ಇರ್ತಾರೆ, ಅವರು ಬರ್ಲಿಕ್ಕೆ ಆಗೋದಿಲ್ಲ, ಅವನಿಗೆ ಒಬ್ಬ ಸಹಾಯಕರು ಕೊಡ್ತೇವೆ, ಅದಕ್ಕೆ ಅವಕಾಶ ಇದೆ. ಮತ್ತೆ 2 ಗಂಟೆ ಹೆಚ್ಚುವರಿ ಅವಕಾಶಗಳಿದೆ, 1/2 ಗಂಟೆ 1 ಗಂಟೆ ಹೆಚ್ಚುವರಿ ಅವಕಾಶಗಳಿದೆ, ಈ ತರದ ಎಲ್ಲ ವ್ಯವಸ್ಥೆಗಳಿದೆ. ದಯಮಾಡಿ ನನ್ನ ನಂಬರ್ ತಕೊಳ್ಳಿ, ಇನ್ನೊಮ್ಮೆ ಫೋನ್ ಮಾಡಿ ಆಯ್ತಾ, ನಿಮ್ಗೆಲ್ಲ ಏನೆಲ್ಲ ಸೌಲಭ್ಯ ಬೇಕು ಅದ್ರ ಬಗ್ಗೆ ಏನೆಲ್ಲ ಸೌಲಭ್ಯಗಳಿದೆ ನಾವು ನಿಮ್ ಜೊತೆ ಚರ್ಚೆ ಮಾಡೋಣ, ಸಾಧ್ಯ ಆದ್ರೆ ಒಮ್ಮೆ ಭೇಟಿ ಮಾಡೋಣ, ಆಗ್ಬೋದಾ?
0: ತುಂಬಾ ಸಂತೋಷ.
1: ನೀವ್ ಎಲ್ಲಿದ್ದೀರಿ ಅಲ್ಲೇ ಆ ವ್ಯವಸ್ಥೆ ಮಾಡ್ಕೊಡ್ತೀವಿ. ನೀವು ಬೆಂಗಳೂರಿದ್ರೆ ಅಂದ್ರೆ ಬೆಂಗಳೂರಲ್ಲಿ ನಮ್ಮ BRTಗಳಿದ್ದಾರೆ, ನಮ್ಮ ಇಲಾಖೆ ಇದೆ, ನಮ್ಮ ಇಲಾಖೆನಲ್ಲಿ ಈ ತರದ ಒಂದು ವಿಂಗಿದ ಸಾಮಾನ್ಯ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಅಂತಿದೆ, ನೀವು ಅವ್ರ ಸಂಪರ್ಕ ಮಾಡ್ಬೋದು. ಪ್ರತಿ ತಾಲೂಕು ಹಂತದಲ್ಲಿ ಸಾಮಾನ್ಯ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಇದೆ, ಅಲ್ಲಿ ನಾವು 4 ಜನ BRTಗಳು ಇರ್ತೀವಿ. ಸದ್ಯಕ್ಕೆ ನಾವು ಕೊಡ್ತಕ್ಕಂಥದ್ದು ವ್ಯಾಪ್ತಿ 6ರಿಂದ 18 ವರ್ಷದ ಒಳಗಿರ್ತಕ್ಕಂಥವ್ರು. ಹಾಗಂತೇಳಿ ನಿಮಗೆ ಮಾರ್ಗದರ್ಶನ ಕೊಡಬಾರ್ದು ಅಂತ ಏನಿಲ್ಲ, ನಿಮಗೂ ಕೂಡ ಮಾರ್ಗದರ್ಶನ ಕೊಡ್ತೇವೆ, ಆಗ್ಬಹುದಾ? ಖಂಡಿತ ಕೊನೆಯಿಂದ ಹೇಳ್ತೀವಿ, ತಗೊಳ್ಳಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನೇನಾದ್ರು ಇದೆಯಾ? ಖಂಡಿತ ಖಂಡಿತ ಖಂಡಿತ, ನಾನು ಸರ್ಕಾರ ಮಾಡ್ತಾ ಇದೆ, ನಾವು ಅದರಲ್ಲಿ ಒಂದು ಭಾಗ ಅಷ್ಟೇ, ನಾವು ಅದರಲ್ಲಿ ಕೆಲಸ ಮಾಡ್ತಾ ಇದ್ದೇವೆ.
2: ಓಕೆ, ಧನ್ಯವಾದಗಳು ಸೋಮಶೇಖರ್ ಅವರೇ, ಕರೆ ಮಾಡಿದ್ದೀಗ. ಸರ್, ಈಗ ತಾವು ಸಾಕಷ್ಟು ವಿಷಯಗಳನ್ನ, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ತೀರಿ. ಈಗ ಇದ್ರ ಜೊತೆಗೆ ಈಗ ವಿಶೇಷ ಚೇತನ ಮಕ್ಕಳ ಬಗ್ಗೆ ಈ ಒಂದು ಸಮಾಜದಲ್ಲಿ ಇರ್ತಕ್ಕಂಥ ಒಂದು ತಪ್ಪು ಕಲ್ಪನೆಗಳನ್ನ ನಿವಾರಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನ್ ಮಾಡಬಹುದು ಸರ್?
1: ಒಂದು ಏನಪ್ಪ ಅಂತಂದ್ರೆ, ಪೋಷಕರಿಗೆ ಒಂದು ಅವೇರ್ನೆಸ್, ಮೊದಲೇ ಹೇಳಿದಾಗ ನಾಗರಾಜ್ ಅವರು ಹೇಳಿದಾಗ ಒಂದು ಜಾಗೃತಿಯನ್ನು ಉಂಟು ಮಾಡಬೇಕು. ಈ ತರದ ತಂದೆ ತಾಯಿಗಳೊಂದರಿಗೆ ಈ ಕೆಲವು ಕಡೆ ಈಗ ಆಲ್ರೆಡಿ ಸ್ವಾಮಿ

0: ವಿವೇಕಾನಂದ ಯೂತ್ ಮಿಸ್ ಕಡೆಯಿಂದ ಒಂದು ಒಕ್ಕೂಟ ಅಂತ ಮಾಡಿದ್ದಾರೆ, ಪೋಷಕರ ಒಕ್ಕೂಟ ಅಂತ ಹೇಳಿ, ಅವರೆಲ್ಲ ಒಂದು ಕಡೆ ಸೇರಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅಲ್ಲಿ ಭಾಗಿಯಾದರೆ ಆಗ ಅಲ್ಲಿ ಗೊತ್ತಾಗುತ್ತೆ ಕಷ್ಟ ಸುಖಗಳೆಲ್ಲ ಹಂಚಿಕೊಂಡು ನಾವು ಏನು ಮಾಡಬಹುದು ಅಂತ ಅನೇಕ ಒಕ್ಕೂಟಗಳು ಇವೆ, ಅವುಗಳನ್ನು ಬಳಸ್ಕೋಬೋದು. ಆಮೇಲೆ ತಾಯಂದಿರೆ ಸಭೆಗಳು ಮಾಡಿದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಬರ್ತಾರೆ ಅನೇಕ ಜನ ತಾಯಂದಿರು ಬಂದಾಗ ಅವ್ರು ಕೂತು ಅವ್ರು ಅದರಲ್ಲಿ ಹೇಳ್ತೇವೆ, ಎಲ್ಲ ಒಬ್ರಿಗೊಬ್ರು ಪರಸ್ಪರ ಚರ್ಚೆ ಮಾಡ್ಕೊಳ್ತಕ್ಕಂಥದ್ದಾಗುತ್ತೆ, ಅಕ್ಸೆಪ್ಟ್ ಮಾಡ್ಕೋತಾರೆ. ತಾವು ಆ ಮಗುನ ಮಾತಾಡ್ಸೋದು, ಆ ಮಗುನ ಈ ತಾಯಿ ಮಾತಾಡಿಸಿದಾಗ ಅದ್ರ ಮುಂದೆ ನಮ್ದೇನು ಅಲ್ಲ ಅಂತಕ್ಕಂಥದ್ದು ಬರುತ್ತೆ. ಮೊದಲಿಗೆ ಪೋಷಕರು ಅದನ್ನ ಮೊದಲು ಹೇಳಿದಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಮಾಡ್ಕೊಳೋ ಸಂದರ್ಭ ಇವರೆಲ್ಲ ಒಂದ್ ಕಡೆ ಕಲೆ ಹಾಕಿದ್ರೆ ಸೊ ಮುಂದಿನ ದಿನಗಳು ಏನ್ ಮಾಡಬಹುದು ಅಂತ ಅವ್ರಿಗೆ ಅದು ಐಡಿಯಾ ಒಳಿತದೆ. ಅವ್ರ ಜೊತೆ ನಾವು ಕೂಡ ಸಹಾಯಕರ ಕೆಲಸ ಮಾಡ್ತೇವೆ.
1: ಹಾಂ ಸರ್, ಬಹಳ ಉಪಯುಕ್ತವಾದ ಮಾಹಿತಿಗಳನ್ನು ತಾವು ಇದೋರ್ಗೆ ತಾವು ತಿಳಿಸ್ಕೊಟ್ರೆ ಸರ್. ಸರ್, ಒಂದು ವೇಳೆ ಈಗ ಈ ಒಂದು ಸಮನ್ವಯ ಶಿಕ್ಷಣ ಇರ್ಬೋದು ಅಥವಾ ವಿಶೇಷ ಚೇತನ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೆಚ್ಚಿನ ಮಾಹಿತಿಗಳಿರ್ಬೋದು ಅಥವಾ ಸೇವಾ ಸೌಲಭ್ಯಗಳ ಬಗ್ಗೆ ಏನಾದರೂ ತಮ್ಮ ಬಗ್ಗೆ ತಮ್ಮನ್ನು ತಾವು ಸಂಪರ್ಕಿಸ್ಕೋಬೇಕು ಅಂದಾಗ ತಾವು ಎಲ್ಲಿ ಸಿಗ್ತೀರಾ, ಹೇಗೆ, ಮತ್ತು ತಮ್ಮ ಒಂದು ದೂರವಾಣಿ ಸಂಪರ್ಕವನ್ನು
0: ನಾವು ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ವಿಶೇಷ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಸಮಗ್ರ ಶಿಕ್ಷಣ ಕರ್ನಾಟಕ ಅಂಡರ್ ಬಿ ಆಫೀಸ್ ಮೈಸೂರು ಕೋಟೆ, ಎಚ್ ಡಿ ಕೋಟೆನಲ್ಲಿ ನಮ್ಮದು ಸಂಪನ್ಮೂಲ ಕೇಂದ್ರ ಇದೆ. ಅದರ ಅಡಿಯಲ್ಲಿ ಇದೊಂದು ವಿಭಾಗ, ನಮ್ಮದು ಬಾಲಕಿಯರ ಪ್ರೌಢಶಾಲಾ ಆವರಣದಲ್ಲಿ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಅಂತ ಒಂದು ವಿಭಾಗ ಇದೆ. ಅಲ್ಲಿ ನಮ್ಮೆಲ್ಲ ಚಟುವಟಿಕೆಗಳು ಕೂಡ ನಡೀತಾ ಇದೆ. ವಾರದಲ್ಲಿ ಪೂರ್ತಿ ಅಲ್ಲಿ ನಾವು ಇರ್ತೇವೆ, ಸೋಮವಾರದಿಂದ ಶನಿವಾರದವರೆಗೆ ಕರ್ತವ್ಯ ನಿರ್ವಹಿಸ್ತಾ ಇದೆ. ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಸಮಗ್ರ ಶಿಕ್ಷಣ ಕರ್ನಾಟಕದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಾವು ಯಾವಾಗಲೂ ಕೂಡ ಅಲ್ಲಿ ಇರ್ತೇವೆ. ಪ್ರತಿ ವಾರದಲ್ಲಿ ಎರಡು ದಿನ, ಸೋಮವಾರ ಮತ್ತು ಗುರುವಾರ ಶಾಲಾ ಸಿದ್ಧತಾ ಕೇಂದ್ರ ನಡೀತಾ ಇರ್ತದೆ, ಮಂಗಳವಾರ ಮತ್ತು ಶುಕ್ರವಾರ ಥೆರಪಿ ಚಟುವಟಿಕೆ ಮಾಡ್ತಾ ಇದ್ದೇವೆ. ಉಳಿದಂಥ ಇನ್ನೆರಡು ದಿನಗಳಲ್ಲಿ ಮನೆಗಳನ್ನೇ ಭೇಟಿ ಮಾಡಿ ಗೃಹಾಧಾರಿತ ಪಡಿತಕ್ಕಂಥ ಶಿಕ್ಷಣ ಮಾಡಿರ್ತಕ್ಕಂಥ ಪೋಷಕರು ಮಕ್ಕಳ ಪೋಷಕರಿಗೆ ಮತ್ತು ಶಾಲೆಯಲ್ಲಿರತಕ್ಕಂಥ ಶಿಕ್ಷಕರಿಗೆ ಅದರ ಜಾಗೃತಿ ಮೂಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಂದು ಪಕ್ಷ ಆ ಥರ ನಮ್ಮನ್ನು ಸಂಪರ್ಕಿಸ್ಬೇಕು ಅಂತಂದರೆ, ನನ್ನ ಹೆಸರು MS ಗಿರೀಶ್ ಮೂರ್ತಿ, BIRT. ನನ್ನ ದೂರವಾಣಿ ಸಂಖ್ಯೆ 9945253513.
1: ಕೇಳಿದ್ರೆ ಮತ್ತೊಮ್ಮೆ ಗಿರೀಶ್ ಮೂರ್ತಿ ಸರ್ ಅವರ ದೂರವಾಣಿ ಸಂಖ್ಯೆನ ತಾವು ಬರ್ಕೊಳ್ಬೋದು, 9945353513. ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಾವು ಏನಾದರೂ ಹೆಚ್ಚಿನ ಮಾಹಿತಿಗಳು ಇದ್ದರೆ ಪಡೆದುಕೊಳ್ಬೋದು ಅಂತ ಹೇಳ್ತಾ ಇದ್ದೀನಿ. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ಈ ಒಂದು ವಿಶೇಷ ಚೇತನ ಮಕ್ಕಳು ಮತ್ತು ಪೋಷಕರಿಗೆ ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್?
0: ನಾನು ಹೇಳೋದಿಷ್ಟೇ, ನಮ್ಮ ಉದ್ದೇಶ ಇಷ್ಟೇ. ಸಾಮಾನ್ಯವಾಗಿ ನಮ್ಮೆಲ್ಲ ಶಿಕ್ಷಕ ಮಿತ್ರರಿಗೆ ಮತ್ತು ಪೋಷಕರಿಗೆ ಹೇಳೋದಿಷ್ಟೇ, ಈ ಥರದ ಮಕ್ಕಳನ್ನು ನಾವು ಒಪ್ಕೊಳ್ಬೇಕು, ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸ ಆಗಬೇಕು. ಒಂದು ನಮ್ಮದೊಂದು ಘೋಷವಾಕ್ಯ ಇದೆ, ಈ ಥರದ ಮಕ್ಕಳು ಯಾವಾಗಲೂ ಅಥವಾ ಹೋಮ್ ಬೇಸಲ್ ಮಕ್ಕಳು ಮನೇಲಿ ಮಲಗಿದ್ದಾರೆ ಅಂದರೆ, ಮಲಗಿರೋ ಮಗುವನ್ನು ಎದ್ದು ಕೂರುವಂತೆ ಮಾಡುವುದು, ಕೂತಿರೋ ಮಗುವನ್ನು ಎದ್ದು ನಿಲ್ಲುವಂತೆ ಮಾಡುವುದು, ನಿಂತಂಥ ಮಗುವನ್ನು ಮುಂದೆ ನಡೆಯುವಂತೆ ಮಾಡುವುದು, ಈ ಥರದ ಒಂದು ನಮ್ಮ ಧ್ಯೇಯವಾಕ್ಯದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದ್ರ ಜೊತೆ ನಮ್ಮ ಮೇಲಧಿಕಾರಿಗಳು ನಮಗೆ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಆಗಿಂದಾಗೆ ಸಲಹೆ ಮಾರ್ಗದರ್ಶನ ಕೊಟ್ಟು ಜಿಲ್ಲಾ ಹಂತ ರಾಜ್ಯ ಹಂತದಲ್ಲಿ ಕೂಡ ನಮಗೆಲ್ಲ ತರಬೇತಿ ಕೊಟ್ಟು ನಮ್ಮನ್ನು ಸದೃಢಗೊಳಿಸಿದ್ದಾರೆ. ಹಾಗಾಗಿ ಈ ಒಂದು ಸೇವೆ ಮಾಡಲಿಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಹೃತ್ಪೂರ್ವಕ ಅಂತ ನಾವು ಆಭಾರಿಗಳಾಗಿದ್ದೇವೆ. ಈ ಒಂದು ಇವತ್ತು ಎಲ್ಲರ ಜೊತೆ ಇದನ್ನೆಲ್ಲ ಹಂಚ್ಕೊಳ್ಳಿಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ. ಇರೋಷ್ಟು ದಿನ ಇಲ್ಲಿ ಸರ್ಕಾರಿ ಕೆಲಸದಲ್ಲಿ ಮಾಡುವಷ್ಟು ದಿನ ಈ ಮಕ್ಕಳ ಸೇವೆಯನ್ನು ಸದಾ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ. ಈ ಮಕ್ಕಳಿಗೆ ಏನಾದರೂ ವಿಶೇಷವಾಗಿ ಸಾಧನ ಸಲಕರಣೆಗಳು ಬೇಕಿದ್ದಲ್ಲಿ ಅಥವಾ ಯಾರಿಗಾದರೂ ಅಗತ್ಯತೆ ಇದ್ದಲ್ಲಿ, ವೀಲ್ ಚೇರು ಮತ್ತೊಂದು ಮಗದೊಂದು ಏನಿದ್ರೆ ದಯಮಾಡಿ ನಮ್ಮನ್ನು ಸಂಪರ್ಕಿಸ್ಬೋದು. ಯಾರಿಗೆ ಆ ಥರ ನಮ್ಮ ಕೈಲಾದ ಮಟ್ಟಿಗೆ ಅನೇಕ ಜನ ಸ್ನೇಹಿತರಿದ್ದಾರೆ, ಅವ್ರ ಜೊತೆಲಿ ಕೈ ಜೋಡಿಸಿ ಅವ್ರಿಗೆ ಬೇಕಂತ ಸಾಧನ ಸಲಕರಣೆ ಕೊಡ್ತಕ್ಕಂಥ ಕೆಲಸ ನಿಟ್ಟಿನಲ್ಲೂ ಕೂಡ ನಾವು ಜೊತೆಯಲ್ಲಿ ಭಾಗಿಯಾಗ್ತೇವೆ. ಒಂದು ಅವಕಾಶ ಸಿಕ್ಕಿದೆ, ಸೇವೆ ಮಾಡೋಣ. ಇದಿಷ್ಟು ನಮ್ಮ ಅನಿಸಿಕೆ. ಇದೊಂದು ಅವಕಾಶ ಸಿಕ್ಕಿದ್ದಕ್ಕಾಗಿ ಸದಾ ಆಭಾರಿಯಾಗಿದ್ದೇವೆ. ತಮಗೂ ಕೂಡ ಅವಕಾಶಕ್ಕಾಗಿ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಿಯ ಕೇಳುಗರೇ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನ ಮಕ್ಕಳ ಸಮನ್ವಯ ಶಿಕ್ಷಣ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕ್ಷೇತ್ರ ಸಮನ್ವಯ ಶಿಕ್ಷಣ ಸಂಪನ್ಮೂಲ ಶಿಕ್ಷಕರಾದ ಶ್ರೀ MS ಗಿರೀಶ್ ಮೂರ್ತಿಯವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಜನಧ್ವನಿ. ನಮಸ್ಕಾರ.

0: ಇದುವರೆಗೂ ಎಲ್ಲರಿಗೂ ಶಿಕ್ಷಣ, ವಿಶೇಷಚೇತನ ಮಕ್ಕಳ ಸಮನ್ವಯ ಶಿಕ್ಷಣ ಎಂಬ ವಿಷಯದ ಕುರಿತು ನೇರಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ.
1: ನಮ್ಮ ಜನಧ್ವನಿಯಿಂದ ಇದೀಗ ಶಿಕ್ಷಕರ

ದಿನಾಚರಣೆ ವಿಶೇಷ ಕಾರ್ಯಕ್ರಮದ ಮೂಲಕ ಶಿಕ್ಷಕರ ದಿನಾಚರಣೆಯ ಹಿನ್ನೆಲೆ ಶಿಕ್ಷಕ ವೃತ್ತಿಯ ಮಹತ್ವ ಹಾಗೂ ಉತ್ತಮ ಶಿಕ್ಷಕನ ಕರ್ತವ್ಯಗಳ ಕುರಿತು ಎಚ್ಡಿಕೋಟೆ ತಾಲೂಕಿನ ಟೈಗರ್ ಬ್ಲಾಕ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಬಾಲಸುಬ್ರಹ್ಮಣ್ಯ ಎಚ್ಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಕೇಳುಗರೆ, ತಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ಶ್ಲೋಕದ ಮೂಲಕ ನಮ್ಮೆಲ್ಲ ಗುರುಗಳಿಗೆ ಹಾಗೂ ಶಿಕ್ಷಕರಿಗೆ ನಮನಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ಈ ದಿನ ಆ ಗುರುಗಳನ್ನು ಸ್ಮರಿಸುವಂತಹ ದಿನವೂ ಆಗಿದೆ. ಈ ಶಿಕ್ಷಕರ ದಿನಾಚರಣೆ ಎಂದರೆ ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿಯೂ ಹಾಗೂ ಎರಡನೇ ರಾಷ್ಟ್ರಪತಿಯಾಗಿಯೂ ಸೇವೆ ಸಲ್ಲಿಸಿದಂತಹ ಮಹಾನ್ ಶಿಕ್ಷಕರಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಗೌರವಾರ್ಥವಾಗಿ ಅವರ ಜನ್ಮದಿನವಾದ ಈ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸುವ ಮೂಲಕ ಸಮಸ್ತ ಗುರು ವೃಂದಕ್ಕೆ ನಮನಗಳನ್ನು ಸಲ್ಲಿಸಿಕೊಂಡು ಬರಲಾಗ್ತಾ ಇದೆ. ಹೌದು ಕೇಳಿದರೆ, ಈ ದಿನದ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಶಿಕ್ಷಕರ ದಿನಾಚರಣೆಯ ಆಚರಣೆಯ ಪ್ರಾಮುಖ್ಯತೆ ಆಗಿರ್ಬೋದು, ಅದರ ವಿಶೇಷತೆ ಆಗಿರ್ಬೋದು, ಶಿಕ್ಷಕ ವೃತ್ತಿಯ ಕರ್ತವ್ಯ ಅದರ ಪ್ರಾಮುಖ್ಯತೆ, ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಅನುಭವದೊಂದಿಗೆ ತಮ್ಮ ಸ್ಫೂರ್ತಿದಾಯಕ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಎಚ್ಚರಿಕೋಟೆ ತಾಲೂಕಿನ ಟೈಗರ್ ಬ್ಲಾಕ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ಬಾಲಸುಬ್ರಹ್ಮಣ್ಯ HS ರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ಥ್ಯಾಂಕ್ ಯು
0: ಸರ್. ಮೊದಲಿಗೆ ತಮಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಸರ್.
1: ಎಲ್ಲರಿಗೂ ಸಹ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ.
0: ಸರ್, ಪ್ರತಿ ವರ್ಷ ಸೆಪ್ಟೆಂಬರ್ 5 ಈ ಶಿಕ್ಷಕರ ದಿನಾಚರಣೆಯನ್ನ ಬಹಳ ಸಂಭ್ರಮದಿಂದ ಹಾಗೂ ಅದಕ್ಕೆ ಬಹಳ ಒಂದು ಮಹತ್ವವನ್ನು ಕೊಟ್ಟು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾಕಂದ್ರೆ ಶಿಕ್ಷಕ ವೃತ್ತಿ ಅನ್ನೋಂಥದ್ದೇ ಅಷ್ಟು ಮಹತ್ವ ಉಳ್ಳಂಥದ್ದು ಸರ್. ಆ ನಿಟ್ಟಲ್ಲಿ ಈ ಶಿಕ್ಷಕರ ದಿನಾಚರಣೆಯ ಪ್ರಾಮುಖ್ಯತೆ ಆಗಿರ್ಬೋದು, ಅದರ ಒಂದು ವಿಶೇಷತೆ ಕುರಿತು ತಮ್ಮ ಅಭಿಪ್ರಾಯ ಏನು ಸರ್?
1: ಈಗ ನೀವು ಪ್ರಾರಂಭದಲ್ಲೇ ಹೇಳಿದಾಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ ಅಂತ ಹೇಳಿದ್ರಿ. ಅಂದರೆ ಸೃಷ್ಟಿ, ಸ್ಥಿತಿ, ಲಯ, ಈ ಮೂರನ್ನೂ ಸಹ ನಿಯಂತ್ರಿಸುವಂಥವ್ರನ್ನ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳ್ತೀವಿ. ಅದೇ ಸ್ಥಾನವನ್ನು ನೀಡಿರುವಂಥದ್ದು ಶಿಕ್ಷಕರಿಗೆ. ಹಾಗಾಗಿ ಈ ಶಿಕ್ಷಕರ ದಿನಾಚರಣೆ ಏನಂತ ಇದೆ ಅದು ಅತ್ಯಂತ ಪ್ರಮುಖವಾದಂಥದ್ದು ಮತ್ತು ವಿಶೇಷ ಉಳ್ಳಂಥದ್ದಾಗಿರ್ತದೆ. ನಾವು ಭಾರತದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೇವೆ. ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮದಿನ. ಅವರು ನನ್ನ ಜನ್ಮದಿನವನ್ನು ನನಗಾಗಿಯಲ್ಲ, ಎಲ್ಲಾ ಶಿಕ್ಷಕರಿಗಾಗಿ ಆಚರಿಸಿ ಎಂದು ಹೇಳಿದ ಕಾರಣದಿಂದ ಈ ದಿನವನ್ನು ಶಿಕ್ಷಕರಿಗೆ ಸಮರ್ಪಿಸಲಾಗಿದೆ. ಇದರ ಪ್ರಾಮುಖ್ಯತೆಯನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸುವ ದಿನ. ತಾಯಿ ಜನ್ಮ ನೀಡ್ತಾರೆ, ತಂದೆ ಪೋಷಿಸ್ತಾರೆ, ಆದರೆ ಶಿಕ್ಷಕರಾದಂಥವರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಬದುಕನ್ನು ಕಟ್ಟಿಕೊಡ್ತಾರೆ. ಹಾಗಾಗಿ ಇದು ಶಿಕ್ಷಕರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ದಿನವಾಗಿ ನಾವು ಆಚರಿಸ್ತಾ ಇದ್ದೀವಿ. ಇನ್ನು ಎರಡನೇ ಅಂಶವಾಗಿ ನಾವು ನೋಡಬೇಕು ಅಂತ ಹೇಳಿದ್ರೆ ಮೌಲ್ಯಗಳ ನೆನಪು. ಭಾರತೀಯತೆ, ಭಾರತೀಯರು ಇರುವಂಥದ್ದೇ ಮೌಲ್ಯಗಳಿಗಾಗಿ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತು ಅಂತ ಹೇಳಿದ್ರೆ ಗುರು ಶಿಷ್ಯರ ಸಂಬಂಧವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಆ ಗುರು ಶಿಷ್ಯರ ಸಂಬಂಧಗಳೇನಿದೆ, ಆ ಮೌಲ್ಯಗಳೇನಿದೆ, ಅದನ್ನು ಸಹ ನಾವು ನೆನೆಸ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಇನ್ನು ಮೂರನೇ ಮುಖ್ಯ ಅಂಶವಾಗಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಶಿಕ್ಷಣದ ಮಹತ್ವ. NEP 2020 ಹೇಳುವಂತೆ ಶಿಕ್ಷಕನೇ ಶಿಕ್ಷಣ ವ್ಯವಸ್ಥೆಯ ಹೃದಯ. ಈ ದಿನ ಶಿಕ್ಷಕರ ಪಾತ್ರವನ್ನು ಸಮಾಜಕ್ಕೆ ಮತ್ತೆ ನೆನಪಿಸುವಂತಹ ದಿನವಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇನ್ನೂ ಒಂದು ಅಂಶವನ್ನು ನಾವು ತೆಗೆದುಕೋಬೇಕು ಅಂತ ಹೇಳಿದ್ರೆ ಇದರ ಪ್ರಾಮುಖ್ಯತೆಯಲ್ಲಿ ಪ್ರೇರಣೆ. ವಿದ್ಯಾರ್ಥಿಗಳಿಗೆ, ನಾನೊಬ್ಬ ಶಿಕ್ಷಕನಾಗ್ತೀನಿ ಅಂತ ಯೋಚನೆ ಮಾಡಿದಂತಹ ವಿದ್ಯಾರ್ಥಿಗೆ ಒಬ್ಬ ಉತ್ತಮ ಶಿಕ್ಷಕನಾಗಲು ಪ್ರೇರಣೆಯನ್ನು ನೀಡುತ್ತದೆ. ಅದರಂತೆಯೇ ಶಿಕ್ಷಕರಾದಂಥವರು ಸಹ ಉನ್ನತ, ಉದಾತ್ತ, ಉತ್ಕೃಷ್ಟ ಚಿಂತನೆಯ ಮೂಲಕ ಮತ್ತು ಉನ್ನತ ಮಟ್ಟದ ಶಿಕ್ಷಕರಾಗಲು ಪ್ರೇರಣೆಯನ್ನು ನೀಡುವಂತಹ ದಿನವಾಗಿ ನಾವು ಈ ದಿನವನ್ನು ಆಚರಿಸ್ತಾ ಇದ್ದೀವಿ. ಇನ್ನು ವಿಶೇಷತೆಗಳ ಬಗ್ಗೆ ನಾವು ಯೋಚನೆಯನ್ನು ಮಾಡ್ತು ಅಂತ ಹೇಳಿದ್ರೆ ಭಾರತಕ್ಕೆ ಮಾತ್ರ ವಿಶೇಷ. ಯಾಕೆ ಭಾರತಕ್ಕೆ ವಿಶೇಷ ಅಂತ ಹೇಳಿದ್ರೆ ವಿಶ್ವ ಶಿಕ್ಷಕರ ದಿನಾಚರಣೆಯನ್ನು ಅಕ್ಟೋಬರ್ 5 ನಾವು ಆಚರಣೆಯನ್ನು ಮಾಡ್ತೀವಿ. ಭಾರತದಲ್ಲಿ ಸೆಪ್ಟೆಂಬರ್ 5 ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮದೇ ಆದಂತಹ ಪರಂಪರೆ ಅಂತ ಹೇಳಿದ್ರೆ ತಪ್ಪಾಗಲಾರದು.

0: ಇನ್ನು ಎರಡನೆಯ ವಿಶೇಷ ಅಂತ ಹೇಳಿದ್ರೆ, ಈ ದಿನ ದೇಶದ ಅತ್ಯುತ್ತಮ ಶಿಕ್ಷಕರಿಗೆ ರಾಷ್ಟ್ರಪತಿಗಳಿಂದ ನ್ಯಾಷನಲ್ ಅವಾರ್ಡ್ ಅನ್ನು ನೀಡಲಾಗ್ತದೆ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲೂ ಸಹ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನು ನೀಡಲಾಗ್ತದೆ. ಪ್ರತಿಯೊಂದು ತಾಲೂಕುಗಳಲ್ಲೂ ಸಹ ಅವರದೇ ಆದಂತಹ ಪ್ರಶಸ್ತಿ ನೀಡುವ ಪರಂಪರೆಯನ್ನು ಸಹ ಇಟ್ಕೊಂಡಿರುವಂಥದ್ದು ಶ್ಲಾಘನೀಯವಾಗಿದೆ. ಮೂರನೇ ವಿಶೇಷ ಅಂತ ಹೇಳಿದ್ರೆ ಗುರುಕುಲ ಪರಂಪರೆ. ಪಾಶ್ಚಿಮಾತ್ಯರಲ್ಲಿ ಟೀಚರ್ ಎಂದರೆ ಉದ್ಯೋಗ ಮಾತ್ರ, ಆದರೆ ಭಾರತದಲ್ಲಿ ಗುರುವೆಂದರೆ ಮಾರ್ಗದರ್ಶಕ. ಈ ವಿಶೇಷವನ್ನು ಅರಿಯುವಂಥದ್ದು ಈ ದಿವಸ ಆಗಿರ್ತದೆ. ಇನ್ನು ನಾಲ್ಕನೇ ಅಂಶವಾಗಿ ನಾವು ತೆಗೆದುಕೊಂಡ್ರೆ ಶಾಲೆಗಳಲ್ಲೂ ಸಹ ನಾವು ವಿಶೇಷತೆಯನ್ನು ನೋಡ್ತಾ ಇದ್ದೀವಿ. ಶಾಲೆಗಳಲ್ಲಿ ಮಕ್ಕಳೇ ಶಿಕ್ಷಕರಿಗೆ ಹಲವಾರು ಕಾರ್ಯಕ್ರಮಗಳನ್ನು ಏನು ಮಾಡ್ತಾರೆ, ಆಯೋಜಿಸ್ತಾರೆ. ಆ ನಿಟ್ಟಿನಲ್ಲಿ ಮೌಲ್ಯಗಳು ಸಹ ಬೆಳೆಯುತ್ತೆ. ಪ್ರತಿ ದಿವಸನೂ ಶಿಕ್ಷಕರು ಶಿಕ್ಷಕರಾಗಿರ್ತಾರೆ, ಮಕ್ಕಳು ಮಕ್ಕಳಾಗಿರ್ತಾರೆ. ಆದರೆ ಶಿಕ್ಷಕರ ದಿನಾಚರಣೆ ದಿವಸ ಮಾತ್ರ ಏನಾಗುತ್ತೆ, ಮಕ್ಕಳು ಏನೆಲ್ಲ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾರೆ ಅದೆಲ್ಲಕ್ಕೂ ಸಹ ನಾವೇನಾಗ್ತೀವಿ, ಭಾಗಿಯಾದ್ರ ಮೂಲಕ ನಾವೇ ವಿದ್ಯಾರ್ಥಿಗಳಾಗಿದ್ದೀವೇನೋ ಅನ್ನುವಂತಹ ಮನಸ್ಥಿತಿ ನಮಗೆ ಬರುತ್ತೆ. ಆ ನಿಟ್ಟಿನಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಸಂಬಂಧಗಳು ಸಹ ಬೆಳೆಯುತ್ತೆ. ಈ ರೀತಿಯಲ್ಲಿ ಮಕ್ಕಳು ಸಹ ಶಿಕ್ಷಕರಿಗೆ ತಮ್ಮದೇ ಆದ ರೀತಿಯಲ್ಲಿ ಗೌರವವನ್ನು ಸಲ್ಲಿಸುವಂತಹ ದಿನವಾಗಿ ಸಹ ನಾವು ನೋಡ್ತಾ ಇದ್ದೀವಿ.
1: ಸರ್, ಹಾಗಿದ್ರೆ ಶಿಕ್ಷಕರಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಕೊಡುಗೆಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸೋದಾದ್ರೆ?
0: ಖಂಡಿತವಾಗಿ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಅಂತ ಹೇಳಿದ್ರೆ ಅವರು ಮಹಾನ್ ತತ್ವಶಾಸ್ತ್ರಜ್ಞರು. ತಮ್ಮ ಹುಟ್ಟಿದ ದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಿ ಅಂತ ಹೇಳಿದಂಥ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ಇವರು ತಪ್ಪಾಗಲಾರದು. ಇವರು ರಾಷ್ಟ್ರಪತಿ ಆಗುವ ಮೊದಲು ಸುಮಾರು 40 ವರ್ಷಗಳ ಕಾಲ ಆದರ್ಶ ಶಿಕ್ಷಕರಾಗಿ ಕೆಲಸವನ್ನು ಮಾಡಿರ್ತಾರೆ. ಅವರನ್ನ ವಿದ್ಯಾರ್ಥಿಗಳು ಪ್ರೀತಿಯಿಂದ ಗುರುದೇವ ಅಂತ ಕರೀತಾ ಇರ್ತಾರೆ. ನೋಡಿ, ಕಲ್ಪನೆಯನ್ನ ಮಾಡ್ಕೊಳ್ಳಿ, ಹಿಂದೆ ಮಾಸ್ಟ್ರು, ಸರ್, ಈಗ ಮೇಸ್ಟ್ರಿ ಅನ್ನೋ ರೀತಿಯಲ್ಲಿ ಬಂದಿದೆ. ಅಂತಹ ದಿನಮಾನಗಳಲ್ಲಿ ಒಬ್ಬರನ್ನ ಗುರುದೇವ ಅಂತ ಕರಿತಾ ಇದ್ರು ಅಂತ ಹೇಳಿದ್ರೆ ಅವರು ಯಾವ ಮಟ್ಟದ ಉನ್ನತ ಮಟ್ಟದ ಶಿಕ್ಷಕರಾಗಿದ್ರು ಅನ್ನುವಂತಹ ಪರಿಕಲ್ಪನೆಯನ್ನು ನಾವು ಮೂಡ್ಕೋಬೇಕಾಗುತ್ತೆ. ಅವರ ಪ್ರಕಾರ ಅವರ ಕೊಡುಗೆಗಳನ್ನ ನಾವು ಗಮನಿಸ್ತೇವೆ ಅಂತ ಹೇಳಿದ್ರೆ, ಬೋಧನೆ ಎಂದರೆ ಕೇವಲ ಪಾಠವಲ್ಲ, ಬದುಕು ಅನ್ನುವ ರೀತಿಯಲ್ಲಿ ಅವರು ತಿಳ್ಕೊಂಡಿದ್ರು. ಬರೀ ನಾವು ಮಕ್ಕಳು ಮತ್ತು ಶಿಕ್ಷಕರಿಗೆ ನೇರ ಬೋಧನೆಯನ್ನು ಮಾಡುವಂಥದ್ದು, ಪಾಠವನ್ನು ಮಾಡಿದೆ, ನಾನು ಕಲಿಸ್ಬಿಟ್ಟೆ, ಟ್ರಾನ್ಸ್ಫರ್ ಮಾಡಿದೆ, ಇಷ್ಟೇ ಅಲ್ಲ, ಅದು ಬದುಕು ಎನ್ನುವಂತಹ ಆಲೋಚನೆಯನ್ನು ಅವರು ಒಳಗೊಂಡಿದ್ದರು. ಡಾಕ್ಟರ್ ರಾಧಾಕೃಷ್ಣನ್ರವರು ತತ್ವಶಾಸ್ತ್ರವನ್ನು ಪಠ್ಯಪುಸ್ತಕದಿಂದ ಓದಿಸ್ತಿರಲ್ಲ, ಬದಲಾಗಿ ಕತೆಗಳು, ಉದಾಹರಣೆಗಳು, ಜೀವನದ ಅನುಭವಗಳು, ಸುತ್ತಲಿನ ಪರಿಸರವನ್ನೇ ಉದಾಹರಣೆಯಾಗಿ ತೆಗೆದುಕೊಂಡು ಹೇಳುತ್ತಿದ್ದರಿಂದ ಅವರ ತರಗತಿಗಳಿಗೆ ವಿದ್ಯಾರ್ಥಿಗಳು ಬೇರೆ ವಿಷಯದ ತರಗತಿಗಳನ್ನು ಬಿಟ್ಟು ತತ್ವಶಾಸ್ತ್ರದ ತರಗತಿಗಳಿಗೆ ಹಾಜರಾಗ್ತಾ ಇದ್ರು ಅಂತ ಹೇಳಿದ್ರೆ ಯಾವ ನಿಟ್ಟಿನಲ್ಲಿ ಅವರು ಪ್ರಭಾವವನ್ನು ಬೀರಿದ್ರು ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತದೆ. ಮತ್ತೆ ಎರಡನೆಯ ಇವರ ಕೊಡುಗೆ ಅಂತ ಹೇಳಿದ್ರೆ, ನಾವು ಇವಾಗೆಲ್ಲ ಏನು ಯೋಚನೆ ಮಾಡ್ತಾ ಇದ್ದೀವಿ, ಆಧುನಿಕ ಕಾಲದಲ್ಲಿ ಟೀಚರ್ ಸೆಂಟ್ರಡ್ ಎಜುಕೇಷನ್ ಇತ್ತು, ಶಿಕ್ಷಕ ಕೇಂದ್ರಿತ ಶಿಕ್ಷಣ, ಈಗ ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣವನ್ನು ನಾವು ಈಗ ಕೊಡ್ತಾ ಇದ್ದೀವಿ. ಅದೇ ಶಿಕ್ಷಣವನ್ನು ಅವರು ಅಂದೇ ನೀಡ್ತಾ ಇದ್ದರು. ಹೇಗೆ ಅಂತ ಹೇಳಿದ್ರೆ, ಶಿಕ್ಷಕರು ಸರ್ವಾಧಿಕಾರಿ ಅಲ್ಲ, ಅವರು ವಿದ್ಯಾರ್ಥಿಯ ಸ್ನೇಹಿತ ಮತ್ತು ಮಾರ್ಗದರ್ಶಕ ಎಂದು ಹೇಳ್ತಾ ಇದ್ರು. ಯಾವಾಗ್ಲೂ ಏ ನಾನು ಹೇಳಿದ್ದು ಕಲಿಬೇಕು, ಇಷ್ಟನ್ನೇ ಕಲಿಬೇಕು, ಅವ್ರು ಯಾವತ್ತೂ ಆ ರೀತಿ ಯೋಚನೆ ಮಾಡ್ತಿರ್ಲಿಲ್ವಂತೆ. ಅವರ ಹಲವಾರು ಗ್ರಂಥಗಳನ್ನ ನಾವು ಓದ್ತು ಅಂತ ಹೇಳಿದ್ರೆ ಅವ್ರು ಎಂತಹ ಉದಾತ್ತ ಚಿಂತಕರು, ಉತ್ಕೃಷ್ಟ ಬರವಣಿಗೆಕಾರರು, ಇವೆಲ್ಲ ಅಂಶಗಳೊಂದಿಗೆ ಶಿಕ್ಷಕನಾದಂಥವನು ಯಾವಾಗಲೂ ಸಹ ವಿದ್ಯಾರ್ಥಿಗೆ ಸ್ನೇಹಿತನಾಗಿರ್ಬೇಕು, ಮಾರ್ಗದರ್ಶಕನಾಗಿರ್ಬೇಕು. 10 ಸಾರಿ ಅಲ್ಲ, 100 ಸಾರಿ ತಪ್ಪು ಮಾಡಿದ್ರು ಅವನಿಗೆ ತಿದ್ದಿ ಹೇಳಬೇಕು, 101 ಸಾರಿಗೆ ಸರಿ ಹೋಗ್ತಾನೆ ಎನ್ನುವಂತಹ ಚಿಂತನೆಯನ್ನು ಉಳ್ಳವರಾಗಿದ್ದರು. ಹಾಗಾಗಿ ಪ್ರಪ್ರಥಮವಾಗಿ ಅವರು ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟಿದ್ದರು. ಇನ್ನು ಮೂರನೇ ಅಂಶವನ್ನು ನಾವು ತೆಗೆದುಕೊಂಡ್ರೆ, ಭಾರತೀಯ ಶಿಕ್ಷಣಕ್ಕೆ ವಿಶ್ವ ಮನ್ನಣೆಯನ್ನು ಸಿಗುವ ರೀತಿಯಲ್ಲಿ ಅವರ ಕೊಡುಗೆಯನ್ನು ನಾವು ಕಾಣ್ತೀವಿ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು 1918 1921 ಕೆಲಸವನ್ನು ಶಿಕ್ಷಕರಾಗಿ, ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ 1921 ಆಂಧ್ರ ಮತ್ತು ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕೆಲಸವನ್ನು ಮಾಡಿರ್ತಾರೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಸ್ಟಾಲ್ಡಿಂಗ್ ಪ್ರಾಧ್ಯಾಪಕರಾಗಿ ಭಾರತೀಯ ಶಿಕ್ಷಣ ಎಷ್ಟು ಶ್ರೇಷ್ಠ ಎಂದು ತೋರಿಸಿಕೊಡ್ತಾರೆ. ಇವರು ಎಲ್ಲೆಲ್ಲಿ ಶಿಕ್ಷಕರಾಗಿ ಕೆಲಸವನ್ನು ಮಾಡಿದ್ರು, ಅಧ್ಯಾಪಕರಾಗಿ ಕೆಲಸವನ್ನು ಮಾಡಿದ್ರು, ಅಲ್ಲೆಲ್ಲವೂ ಸಹ ವಿದ್ಯಾರ್ಥಿಗಳಿಂದ ಅತ್ಯುನ್ನತ ಮನ್ನಣೆಯನ್ನು ಗಳಿಸುವುದರಲ್ಲದೆ ಇಡೀ ನಾವು ಸಾರ್ವಜನಿಕರು ಅಂತ ಏನು ಹೇಳ್ತೀವಿ ಮತ್ತು ಪೋಷಕರು ಅಂತ ಹೇಳ್ತೀವಿ, ಅದು ಜನರ ಬಾಯಿಯಿಂದ ಬಾಯಿಗೆ ಬೆಳೆದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತ ಹೇಳಿದ್ರೆ ಅವರು ಶಿಕ್ಷಕರಾಗಿ ಒಂದು ಮೇರು ಪರ್ವತ ಎನ್ನುವಂತಹ ಅಂಶವನ್ನು ಮನಗಾಣ್ತಾ ಇದ್ರು. ಇವರ ಹೆಸರು ನಮ್ಮ ದೇಶದಲ್ಲಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳಿಗೂ ಸಹ ಹರಡಿ ಅವರಿಗೆ ಹಲವಾರು ಡಾಕ್ಟರೇಟ್ ಪ್ರಶಸ್ತಿಗಳು ಸಹ ಬಂದಿತ್ತು. ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಂತು ಅಂತ ಹೇಳಿದ್ರೆ, 1918 21 ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿದ್ದರು. ಅವರನ್ನು ಬೀಳ್ಕೊಡುವಂಥ

0: ಸಂದರ್ಭದಲ್ಲಿ ಕುದುರೆ ಗಾಡಿ ಸಾರೋಟಿ ಇದೆಯಲ್ಲ, ಅದಕ್ಕೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕುದುರೆಗಳನ್ನ ಜೋಡಿಸಿ ಜೊತೆಯಲ್ಲಿ ಹೋಗುವಂತದ್ದನ್ನ ನಾವು ನೋಡಿರ್ತೀವಿ. ಬಟ್ ವಿದ್ಯಾರ್ಥಿಗಳು ಏನ್ ಮಾಡಿದ್ರು, ಕುದುರೆಗಳನ್ನ ಬಿಡಿಸಿ ತಾವೇ ಕುದುರೆಗಳಾಗಿ ಅವರನ್ನ ವಿಶ್ವವಿದ್ಯಾನಿಲಯದಿಂದ ರೈಲ್ವೆ ಸ್ಟೇಷನ್ವರೆಗೆ ಕರ್ಕೊಂಡೋಗಿದ್ರು ಅಂತ ಹೇಳಿದ್ರೆ ಅದು ಒಂದು ಇತಿಹಾಸವೇ ಅಂತ ಹೇಳಿದ್ರು ತಪ್ಪಾಗಲಾರದು. ಆ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡಿದ್ರು. ಒಬ್ಬ ಶಿಕ್ಷಕರಾಗಿ ವಿದ್ಯಾರ್ಥಿಗಳಿಗೆ ಆ ಮಟ್ಟಿಗೆ ಅವರು ಹೃದಯದಲ್ಲಿ ನಿಂತಿದ್ರು ಅಂತ ಹೇಳಿದ್ರೆ ಅವರು ವಿಶ್ವಮಾನ್ಯರು ಅಂತ ಹೇಳಿದ್ರೆ ಎಂದಿಗೂ ತಪ್ಪಾಗಲಾರದು.
1: ಸರ್, ಹಾಗೇನೆ ಈ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಮಹಿಳಾ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತಹ ಮಹಿಳಾ ಶಿಕ್ಷಕಿ ಅಂದರೆ ಅದು ಸಾವಿತ್ರಿ ಬಾಯಿ ಪುಲೆ ಅವರು. ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸೋದಾದ್ರೆ
0: ಖಂಡಿತವಾಗಿ ಸ್ಮರಿಸಲೇಬೇಕಾಗ್ತದೆ. ಭಾರತದ ಮೊದಲ ಮಹಿಳಾ ಶಿಕ್ಷಕಿ, ಮಹಿಳಾ ಶಿಕ್ಷಣದ ತಾಯಿ, ಅಕ್ಷರದವ್ವ ಎಂದೆಲ್ಲ ನಾವು ಯಾರನ್ನ ಕರಿತೀವಿ ಅಂತ ಹೇಳಿದ್ರೆ ಸಾವಿತ್ರಿ ಬಾಯಿ ಪುಲೆ ಅವ್ರನ್ನ ಕರಿತೀವಿ. ಇವ್ರನ್ನ ಈ ರೀತಿ ಕರಿಬೇಕು ಅಂತ ಹೇಳಿದ್ರೆ ಅಂದಿನ ಕಾಲದ ಹಿನ್ನೆಲೆಯನ್ನ ಸಹ ನಾವು ನೋಡಬೇಕಾಗ್ತದೆ. 1848 ಆ ಕಾಲದಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವುದು ಪಾಪ ಎಂದು ಭಾವಿಸಲಾಗಿತ್ತು. ಅಂತಹ ಕಾಲದಲ್ಲಿ ಪುಣೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ಮೊದಲ ಶಾಲೆಯನ್ನ ತೆರೀತಾರೆ. ಮತ್ತೆ ಸಾವಿತ್ರಿಬಾಯಿ ಪುಲೆ ಮತ್ತು ಅವರ ಪತಿ ಜ್ಯೋತಿಬಾ ಪುಲೆ, ಸಾವಿತ್ರಿಬಾಯಿ ಪುಲೆಯವ್ರನ್ನ ನಾವು ಹೇಗೆ ನೆನೆಸ್ಕೊಂತೀವೋ ಅವರ ಪತಿಯಾದಂತಹ ಜ್ಯೋತಿಬಾ ಪುಲೆಯವ್ರನ್ನು ಸಹ ನಾನು ನೆನೆಸ್ಕೋಬೇಕಾಗುತ್ತೆ. ಅಂದಿನ ಕಾಲದಲ್ಲೇ ಒಬ್ಬರು ಶಿಕ್ಷಕಿಯಾಗಿ ನಾನು ಹೋಗ್ತೀನಿ, ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ತೆರೀತೀನಿ ಅಂತ ಹೇಳಿದಾಗ ಅಷ್ಟೊಂದು ಸಪೋರ್ಟಿವ್ ಆಗಿದ್ದರು ಅವರ ಪತಿ. ಹಾಗಾಗಿ ಇವರನ್ನೂ ಸಹ ನಾವು ಸ್ಮರಿಸ್ಕೊಳ್ಳುವಂಥದ್ದು ಅತ್ಯವಶ್ಯಕವಾಗಿರ್ತದೆ. ಇವರ ಪ್ರಮುಖ ಕೊಡುಗೆಗಳು ಅಂತ ಹೇಳಿದ್ರೆ ಇವರು ಪ್ರಪ್ರಥಮವಾಗಿ ಭಾರತದಲ್ಲಿ ಮೊದಲ ಬಾಲಕಿಯರ ಶಾಲೆಯನ್ನು ತೆಗಿತಾರೆ. ಪುಣೆಯ ಬಿಡೆವಾಡದಲ್ಲಿ ಕೇವಲ 9 ವಿದ್ಯಾರ್ಥಿನಿಯರೊಂದಿಗೆ ಮೊದಲ ಶಾಲೆ ಪ್ರಾರಂಭ ಆಗ್ತದೆ. ಇವರ ವಯಸ್ಸು ಕೇವಲ ಅವಾಗ 17 ಮಾತ್ರ. ನಾನು ಮೊದಲೇ ಹೇಳಿದಂತೆ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವಂಥದ್ದು ತಪ್ಪು ಪಾಪ ಎನ್ನುವಂತಹ ಕಾಲ ಇತ್ತು. ಹಾಗಾಗಿ ಇವರು 9 ಮಕ್ಕಳಿಗಾಗಿ ಶಾಲೆಯನ್ನು ತೆರೆದಾಗ ಇವರ ಮೇಲೆ ಸಗಣಿಯನ್ನು ಕಲ್ಲನ್ನು ಎಸಿತಾ ಇದ್ರು. ಹಾಗಾಗಿ ಇವ್ರು ಏನು ಮಾಡೋರು, ಬಟ್ಟೆ ಎಲ್ಲ ಕೊಳೆ ಆಗ್ಬಿಡುತ್ತಲ್ಲ, ಹಾಗಾಗಿ ಇವರು ಮತ್ತೊಂದು ಸೀರೆಯನ್ನು ತೆಗೆದುಕೊಳ್ತಾ ಇದ್ರು. ಶಾಲೆಗೆ ಹೋದ್ಮೇಲೆ ಅದನ್ನು ಬದಲಾಯಿಸಿ ಪುನಃ ಎಂದೂ ಸಹ ಅವರು ಏನು ಬೇಸರವನ್ನೇ ಮಾಡಿಕೊಳ್ಳದನೆ ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ತೆರೆದಿದ್ದಷ್ಟೇ ಅಲ್ಲ, ಹೆಣ್ಣು ಮಕ್ಕಳನ್ನು ಕಲಿಕೆಗಾಗಿ ಪ್ರೋತ್ಸಾಹವನ್ನು ನೀಡಿದ್ರು. ಈ ಪ್ರೋತ್ಸಾಹವನ್ನು ನೀಡಿದ್ರಿಂದನೇ ಇವರ ಒಂದು ಶಾಲೆ 18 ಶಾಲೆಗಳಾಗಿ ಬೆಳೀತು. 1948 1952 ಸುಮಾರು ಮಹಾರಾಷ್ಟ್ರದಲ್ಲಿ 18 ಹೆಣ್ಣು ಮಕ್ಕಳ ಶಾಲೆಗಳನ್ನು ತೆರೀತಾರೆ. ಇದನ್ನು ನೋಡಿದಂತಹ ಬ್ರಿಟಿಷ್ ಸರ್ಕಾರವೂ ಸಹ ಬೆರಗುಗೊಳ್ಳುತ್ತೆ. ನಮ್ಮ ಕೈಯಲ್ಲಿ ಆಗದಂತಹ ಕೆಲಸವನ್ನು ಒಬ್ಬ ಹೆಣ್ಣು ಮಗಳು, ಭಾರತೀಯ ಹೆಣ್ಣು ಮಗಳು ಮಾಡ್ತಾ ಇದ್ರಲ್ಲ ಅಂತ ಹೇಳಿ ಅವರು ಸಹ ಬೆರಗುಗೊಳ್ತಾರೆ. ಜೊತೆಗೆ ಸಾವಿತ್ರಿಬಾಯಿ ಪುಲೆಯವರನ್ನ ನಾವು ಶಿಕ್ಷಕಿಯರಿಗೆ ಶಿಕ್ಷಕಿ ಅಂತ ನಾವು ಕರಿತೀವಿ. ಹೇಗೆ ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ 9 ವಿದ್ಯಾರ್ಥಿನಿಯರಿಗೆ ಇವರು ಒಂದು ಶಾಲೆಯನ್ನು ಪ್ರಾರಂಭವನ್ನು ಮಾಡ್ತಾರೆ. 1948-1952 ಇನ್ನೂ ಸಹ 18 ಶಾಲೆಗಳನ್ನು ಪ್ರಾರಂಭವನ್ನು ಮಾಡ್ತಾರೆ. ಈ ಶಾಲೆಗಳಿಗೆ ಶಿಕ್ಷಕಿಯರೇ ಬೇಕಲ್ಲ, ಹಾಗಾಗಿ ವಿದ್ಯಾರ್ಥಿನಿಯರಿಗೆ ಪಾಠ ಮಾಡುವುದರೊಂದಿಗೆ ಶಿಕ್ಷಕಿಯರನ್ನು ಸಹ ತಯಾರು ಮಾಡ್ತಾರೆ. ಅವರ ಮನೋಸ್ಥೈರ್ಯವನ್ನು ಹೆಚ್ಚಿಸ್ತಾರೆ. ಯಾರು ಸ್ವಲ್ಪ ಕಲಿತಿರ್ತಾರೋ ಅವರಿಗೆ ಮನೋಸ್ಥೈರ್ಯವನ್ನು ಹೆಚ್ಚಿಸಿ ನೀವು ಶಿಕ್ಷಕಿಯರಿಗಾಗಿ ಬನ್ನಿ. ಇವರನ್ನು ನೋಡಿದಂತಹ ಎಷ್ಟೋ ಜನರು ಹಿನ್ನಡೆಯನ್ನು ಇದು ಮಾಡ್ತಾರೆ, ಅಯ್ಯೋ ಸಗಣಿ ಹೆಚ್ಚಿಸ್ಕೋಬೇಕು, ಕಲ್ಲಲ್ಲೊಡಿಸ್ಕೋಬೇಕು, ಹೇಗಪ್ಪ ಅಂತ ಹೇಳಿ. ಬಟ್ ಇವರು ಏನು ಮಾಡ್ತಾರೆ, ಮನ ಪರಿವರ್ತನೆಯನ್ನು ಮಾಡ್ತಾರೆ. ಹಾಗಾಗಿ ಫಾತಿಮಾ ಶೇಖ್ ಎನ್ನುವಂತಹ ಒಬ್ಬ ಮುಸ್ಲಿಂ ಮಹಿಳೆಯನ್ನು ಇವರು ತಯಾರು ಮಾಡ್ತಾರೆ. ಭಾರತದ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕಿ ಅಂತ ಹೇಳಿದ್ರೆ ಫಾತಿಮಾ ಶೇಖ್. ಇವರನ್ನೂ ಸಹ ತಯಾರು ಮಾಡಿದಂಥವರು ಸಾವಿತ್ರಿಬಾಯಿ ಪುಲೆಯವರೇ ಆಗಿರ್ತಾರೆ. ಜೊತೆಗೆ ಸಾಮಾನ್ಯ ಹೆಣ್ಣು ಮಕ್ಕಳೊಂದಿಗೆ ವಿಧವೆಯರಿಗೆ ಮತ್ತು ದಲಿತರ ಶಿಕ್ಷಣಕ್ಕೂ ಸಹ ಇವರು ಒತ್ತನ್ನು ನೀಡ್ತಾರೆ. 1854 ವಿಧವೆಯರಿಗಾಗಿ ಆಶ್ರಮ ಶಾಲೆಯನ್ನು ತೆರೀತಾರೆ. ಕೇಶಮಂಡನ ಮಾಡಿಸಿಕೊಂಡಂತಹ ವಿಧವೆಯರಿಗೆ ಆಶ್ರಯವನ್ನು ಸಹ ನೀಡುವಂಥದ್ದು ಇವರ ಒಂದು ಉತ್ಕೃಷ್ಟ ಕಾರ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮತ್ತು ಎಲ್ಲ ರೀತಿಯ ದಲಿತ ಮತ್ತು ದುರ್ಬಲ ವರ್ಗದವರ ಶಿಕ್ಷಣಕ್ಕೆ ಹೋರಾಟವನ್ನು ಮಾಡ್ತಾರೆ. ಇದಕ್ಕಾಗಿ ಸತ್ಯಶೋಧಕ ಸಮಾಜದ ಮೂಲಕ ಜಾಗೃತಿಯನ್ನು ಸಹ ಮಾಡ್ತಾರೆ. ಪತಿ ಜ್ಯೋತಿಬಾ ಪುಲೆ ಜೊತೆ ಸೇರಿ ಹೆಣ್ಣು ಮಕ್ಕಳು, ದೀನ ದಲಿತರು, ದುರ್ಬಲ ವರ್ಗದವರೆಲ್ಲರಿಗೂ ಸಹ ಶಿಕ್ಷಣವನ್ನು ನೀಡುವುದರ ಮೂಲಕ ಶಿಕ್ಷಣವೇ ಮುಕ್ತಿಯ ಮಾರ್ಗ ಎಂದು ಒಂದು ಸ್ಲೋಗನನ್ನು ನೀಡಿ ಸಾರುವ ಮೂಲಕ ಎಲ್ಲರಿಗೂ ನಿಮಗೆ ಶಿಕ್ಷಣ ಇದ್ದರೆ ಮಾತ್ರ ನಮಗೆ ಮುಕ್ತಿ ಸಿಗುತ್ತೆ ಎನ್ನುವಂಥ ಮಾತನ್ನು ಸಹ ಹೇಳ್ತಾರೆ. ಇವರನ್ನ ನಾವು ಮತ್ತೊಂದು ಮುಖ್ಯ ಅಂಶವಾಗಿ ನೋಡಬೇಕು ಅಂತ ಹೇಳಿದ್ರೆ ಇವರು ಒಬ್ಬ ಕವಿಯಿತ್ರಿಯಾಗಿಯೂ ಸಹ ಕೆಲಸವನ್ನು ಮಾಡಿದರು. ಒಬ್ಬ ಶಿಕ್ಷಕರಾಗಿ, ಕವಿಯಿತ್ರಿಯಾಗಿ, ಸಮಾಜ ಸುಧಾರಕಿಯಾಗಿ ಇವರ ಪಾತ್ರಗಳನ್ನು ನಾವು ಗಮನಿಸಿದ್ರೆ ಇಂದಿನ ಎಲ್ಲ ಶಿಕ್ಷಕರಿಗೂ ಸಹ ಇವರು ಸ್ಫೂರ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವರು 2 ಕವನ ಸಂಕಲನಗಳನ್ನು ಸಹ ಬರೆದಿದ್ದಾರೆ. ಒಂದು ಕಾವ್ಯಪುಲೆ 1854, ಭಾವನ್ಸತಿ ಸುಬೋಧ ರತ್ನಾಕರ ಅನ್ನುವಂಥದ್ದು ಮತ್ತೊಂದು ಇವರ ಕವನ ಸಂಕಲನ. ಇವರ ಕವನ ಸಂಕಲನ

0: ವಿಶೇಷತೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳಿಗಾಗಿನೆ ಪ್ರೇರಕ ಶಕ್ತಿಯಾಗಿ ಈ ಕವನಗಳು ಇದ್ದವು. ಇವರ ಪ್ರತಿಯೊಂದು ಕವನದಲ್ಲೂ ಸಹ ಓದು, ಏಳು, ಎದ್ದೇಳು, ಹೋರಾಡು ಎನ್ನುವ ಪ್ರೇರೇಪಿಸುವ ಅಂಶಗಳನ್ನೇ ಸಹ ನಾವು ಇಲ್ಲಿ ಕಾಣ್ತೀವಿ.
1: ಸರ್, ಹಾಗೇನೆ ಈ ಶಿಕ್ಷಕ ವೃತ್ತಿಗೆ ಸಾವಿರಾರು ವರ್ಷಗಳ ಹಿನ್ನೆಲೆ ಮತ್ತು ಪ್ರಾಮುಖ್ಯತೆಯನ್ನು ನಮ್ಮ ದೇಶದಲ್ಲಿ ಕೊಡ್ತಾ ಬರ್ತಾ ಇದ್ದೀವಿ ಸರ್. ಆ ನಿಟ್ಟಿನಲ್ಲಿ ಒಬ್ಬ ಉನ್ನತ ಶಿಕ್ಷಕನಿಗೆ ಇರಬೇಕಾದಂತಹ ಗುಣಗಳಾಗಿರ್ಬೋದು, ಗುಣಗಳಿಗಿಂತ ಜವಾಬ್ದಾರಿಗಳಾಗಿರ್ಬೋದು, ಇದ್ರ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ?
0: ಶಿಕ್ಷಕ ವೃತ್ತಿಯ ಪ್ರಾಮುಖ್ಯತೆ ಅಂತ ನಾವು ಹೇಳ್ತು ಅಂತ ಹೇಳಿದ್ರೆ, ಪ್ರಾಮುಖ್ಯತೆನೇ ಆಗಲಿ ಜವಾಬ್ದಾರಿನೇ ಆಗಲಿ, ನೀವು ಮೊದಲೇ ಹೇಳದಂತೆ ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ, ಇಷ್ಟು ಉದಾತ್ತ ಪರಿಕಲ್ಪನೆಯನ್ನು ನಮ್ಮ ಭಾರತೀಯತೆ ನೀಡಿದೆ. ಹಾಗಾಗಿ ಇದರ ಪ್ರಾಮುಖ್ಯತೆ ಮತ್ತು ಹಿನ್ನೆಲೆ ಎರಡೂ ಸಹ ಅತ್ಯಂತ ಉದಾತ್ತವಾದ್ದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ಭಾರತದಲ್ಲಿ ಶಿಕ್ಷಕರು ಅಂತ ಹೇಳಿದ್ರೆ, ಹಿಂದೆ ವೈದಿಕ ಕಾಲದಲ್ಲಿ ಮನೆಯಲ್ಲೇ ಇದ್ದು ಕಲಿಸ್ತಾ ಇದ್ರು. ಗುರು ಕೇವಲ ಪಾಠ ಹೇಳ್ತಾ ಇರಲಿಲ್ಲ, ಜೀವನ ಕಲಿಸ್ತಾ ಇದ್ರು. ಹಾಗಾಗಿ ಅವರನ್ನು ನಾನು ಮೊದಲೇ ಹೇಳಿದಂತೆ ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಎಂದು ಪೂಜಿಸಲಾಗ್ತಾ ಇತ್ತು. ಇನ್ನು ನಂತರದಲ್ಲಿ ಬೌದ್ಧ ಮತ್ತು ಜೈನರ ಕಾಲಕ್ಕೆ ಬಂತು ಅಂತ ಹೇಳಿದ್ರೆ, ವಿಶ್ವದ ಮೊದಲ ವಿಶ್ವವಿದ್ಯಾನಿಲಯಗಳಾದಂತಹ ನಳಂದ ಮತ್ತು ತಕ್ಷಶಿಲೆಯಲ್ಲಿ ಸಾವಿರಾರು ಶಿಕ್ಷಕರು ಇರ್ತಾರೆ. ನೋಡಿ, ಆಗಿನ ಕಾಲದಲ್ಲೇ ಚೀನಾ, ಗ್ರೀಸ್ದಿಂದ ವಿದ್ಯಾರ್ಥಿಗಳು ಬಂದು ಇಲ್ಲಿ ಕಲಿತಾ ಇರ್ತಾರೆ. ಅಂದರೆ ಇಲ್ಲಿನ ಶಿಕ್ಷಕರು ಎಷ್ಟು ಮೇರು ಪರ್ವತವಾಗಿದ್ರು, ಎಷ್ಟೊಂದು ಕಲ್ತಿದ್ರು ಅನ್ನುವಂಥದ್ದು ಇದರಿಂದ ವೇದ್ಯ ಆಗ್ತದೆ.

0: ಇನ್ನು ಬ್ರಿಟಿಷ್ ಕಾಲಕ್ಕೆ ನಾವು ಬಂತು ಅಂತ ಹೇಳಿದ್ರೆ, ಬ್ರಿಟಿಷರು ಶಿಕ್ಷಣವನ್ನ ಉದ್ಯೋಗಕ್ಕಾಗಿ ಮಾಡಿದ್ರು, ಗುರು ಶಿಕ್ಷಕರಾದ್ರು, ಗುರುಕುಲ ಶಾಲೆ ಆಗತ್ತೆ. ಇನ್ನು ಸ್ವತಂತ್ರ ಭಾರತದಲ್ಲಿ ನಾವು ಬಂತು ಅಂತ ಹೇಳಿದ್ರೆ, ಡಾಕ್ಟರ್ ರಾಧಾಕೃಷ್ಣನ್, ಸಾವಿತ್ರಿಬಾಯಿ ಫುಲೆ ಅವರಂತಹ ಶಿಕ್ಷಕರಿಂದ ಶಿಕ್ಷಕರ ವೃತ್ತಿಗೆ ಮತ್ತೆ ಗೌರವ ಬಂತು. ಇಂದು ಶಿಕ್ಷಕ ವೃತ್ತಿ ಕೇವಲ ಕೆಲಸವಲ್ಲ, ರಾಷ್ಟ್ರ ನಿರ್ಮಾಣದ ಕೆಲಸ ಎಂದೇ ಭಾವಿಸಬೇಕಾಗ್ತದೆ. ಇದು ಮುಖ್ಯ ಅಂಶ. ಇಂದು ಶಿಕ್ಷಕ ವೃತ್ತಿ ಕೇವಲ ಕೆಲಸ ಅಲ್ಲ, ರಾಷ್ಟ್ರ ನಿರ್ಮಾಣದ ಕೆಲಸ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾವು ಈ ಶಿಕ್ಷಕ ವೃತ್ತಿಯ ಪ್ರಾಮುಖ್ಯತೆಯನ್ನು ನೋಡ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ಪ್ರತಿಯೊಂದು ರಾಷ್ಟ್ರದ ಭವಿಷ್ಯ ತರಗತಿಯಲ್ಲಿ ರೂಪುಗೊಳ್ಳುತ್ತದೆ. ಇದನ್ನ ಡಾಕ್ಟರ್ ರಾಧಾಕೃಷ್ಣನ್ ಅವರೇ ಹೇಳ್ತಾರೆ, ದೇಶದ ಭವಿಷ್ಯ ತರಗತಿಯ ನಾಲ್ಕು ಗೋಡೆಗಳ ಮಧ್ಯೆ ರೂಪುಗೊಳ್ಳುತ್ತದೆ.
1: ಒಬ್ಬ ಸೈನಿಕ ದೇಶದ ಗಡಿಯನ್ನ ಕಾಯ್ತಾನೆ, ಒಬ್ಬ ಶಿಕ್ಷಕ ದೇಶದ ಭವಿಷ್ಯವನ್ನ ಕಾಯ್ತಾನೆ.
0: ಹಾಗಾಗಿ ಇಲ್ಲಿ ಶಿಕ್ಷಕ ವೃತ್ತಿ ಕೇವಲ ಕೆಲಸ ಅಲ್ಲ, ಇದು ರಾಷ್ಟ್ರ ನಿರ್ಮಾಣದ ಕೆಲಸ, ಅಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಸಹ ಜವಾಬ್ದಾರಿಯಿಂದ ಸಾಗಬೇಕಾಗ್ತದೆ. ಜೊತೆಗೆ ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಕೇವಲ ಮಾಹಿತಿಯನ್ನ ನೀಡುವಂಥದ್ದಲ್ಲ, ಟ್ರಾನ್ಸ್ಫರ್ ಅಲ್ಲ, ವಿಷಯಗಳ ಟ್ರಾನ್ಸ್ಫರ್ ಅಲ್ಲ, ಸಂಸ್ಕಾರವನ್ನು ನೀಡುವಂಥದ್ದು. ಗೂಗಲ್ಲು ಮಾಹಿತಿ ನೀಡಬಹುದು, AI ಪಾಠ ಹೇಳ್ಬೋದು, ಆದರೆ ಶಿಕ್ಷಕ ಮಾತ್ರ ಸಂಸ್ಕಾರವನ್ನು ಕೊಡ್ತಾನೆ, ಮೌಲ್ಯಗಳನ್ನು ನೀಡ್ತಾನೆ. ಜೊತೆಗೆ ಧರ್ಮ, ದಯೆ, ಸತ್ಯ, ನ್ಯಾಯ ಈ ಎಲ್ಲ ಅಂಶಗಳನ್ನ ಕಲಿಸೋಕ್ಕೆ ಶಿಕ್ಷಕರು ಬೇಕೇ ಬೇಕು. ಹಾಗಾಗಿ ಸಂಸ್ಕಾರವಂತರನಾಗಿ ಸಮಾಜವನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಉತ್ತಮ ಶಿಕ್ಷಕರು ಬೇಕೇ ಬೇಕು. ಆ ಉತ್ತಮ ಶಿಕ್ಷಕರ ಪ್ರಾಮುಖ್ಯತೆಯನ್ನು ಈ ಸಂಸ್ಕಾರದ ಮೂಲಕ ನಾವು ತಿಳ್ಕೋಬಹುದು. ಮತ್ತು ಸಮಾಜದ ಅಸಮಾನತೆಯನ್ನು ನಿವಾರಿಸುವಂಥವರು ಸಹ ಶಿಕ್ಷಕರಾಗಿ ನಾವು ನೋಡ್ಬೋದು. ಇಂದಿನ ಸವಾಲಿನಲ್ಲಿ ಶಿಕ್ಷಕರ ಪಾತ್ರವನ್ನು ನಾವು ಸಹ ಈಗ ನೋಡಬೇಕಾಗಿದೆ. ಮಕ್ಕಳು ಮೊಬೈಲ್, ಇಂಟರ್ನೆಟ್ನಲ್ಲಿ ಕಳೆದೋಗ್ತಾ ಇದ್ದಾರೆ, ಅವ್ರನ್ನ ಸರಿಯಾದ ದಾರಿಗೆ ತಗೊಂಡು ಬರುವಂಥದ್ದು ಸಹ ಶಿಕ್ಷಕರ ಕರ್ತವ್ಯವಾಗಿರ್ತದೆ. ಇದಕ್ಕಾಗಿ ನೀತಿ ಕಥೆಗಳು, ಇನ್ನಿತರ ಚಟುವಟಿಕೆಗಳು, ಯಾವಾಗಲೂ ಸಹ ಅವ್ರನ್ನ ಚಟುವಟಿಕೆಗಳಲ್ಲಿ ತೊಡಗಿಸುವುದರ ಮೂಲಕ ಮಕ್ಕಳನ್ನು ನಾವು ಆಕ್ಟಿವ್ ಆಗಿಡಬೇಕು. ಜೊತೆಗೆ ತರಗತಿ ಅಂತ ಹೇಳಿದ್ರೆ ಮಕ್ಕಳಿಗೆ ಮೊಬೈಲ್ಗಿಂತ ನನ್ನ ತರಗತಿ ಚಟುವಟಿಕೆಗಳಿಷ್ಟ ಎನ್ನುವ ರೀತಿಯಲ್ಲಿ ಮಾಡುವಂತಹ ಪ್ರಮುಖ ಅಂಶವೂ ಸಹ ಶಿಕ್ಷಕರ ಮೇಲೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ನಿಟ್ಟಿನಲ್ಲಿ ನಮ್ಮ ಪ್ರಾಮುಖ್ಯತೆಯನ್ನು ನಾವು ಹೆಚ್ಚಿಸ್ಕೋಬೇಕು ಅಂತ ಹೇಳಿದ್ರೆ ಶಿಕ್ಷಕರಾದಂಥವರು ಸಹ ಈ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗಬೇಕಾಗಿರುತ್ತೆ.
2: ಸರ್, ತಾವು ಕೂಡ ಒಬ್ಬ ಶಿಕ್ಷಕರಾಗಿ ದಶಕಗಳ ಕಾಲ ಈ ಶಿಕ್ಷಕ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೀರಾ ಸರ್. ಹಲವಾರು ವಿದ್ಯಾರ್ಥಿಗಳನ್ನು ತಾವು ನೋಡಿರ್ತೀರಾ. ಪ್ರಸ್ತುತದಲ್ಲಿ ನಾವು ಶಿಕ್ಷಣ ಒಂದು ವ್ಯವಸ್ಥೆಯನ್ನು ನೋಡ್ತು ಅಂದರೆ ಶಿಕ್ಷಕ ಮತ್ತು ವಿದ್ಯಾರ್ಥಿ ನಡುವಿನ ಒಂದು ಬಾಂಧವ್ಯ ಅನ್ನೋಂಥದ್ದು ಬಹಳ ವಿರಳ ಅನಿಸುತ್ತೆ. ಒಂದು ಉತ್ತಮ ಬಾಂಧವ್ಯವನ್ನು ನೋಡುವಂಥದ್ದು ಶಿಕ್ಷಕ ಮತ್ತು ವಿದ್ಯಾರ್ಥಿನಲ್ಲಿ. ತಮ್ಮ ಒಂದು ಅನುಭವದ ಪ್ರಕಾರ ಪ್ರಸ್ತುತ ಈ ಬಾಂಧವ್ಯದ ಒಂದು ಕೊರತೆಗಳಾಗಿರ್ಬೋದು, ಇದನ್ನು ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಯುವ ಶಿಕ್ಷಕರ ಪಾತ್ರ ಆಗಿರ್ಬೋದು, ಇದಕ್ಕೆ ಪ್ರತಿಯಾಗಿ ಒಂದು ವಿದ್ಯಾರ್ಥಿಗಳ ಒಂದು ಸಹಕಾರ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತು ತಮ್ಮ ಅಭಿಪ್ರಾಯ ಆಗಿರ್ಬೋದು ಅಥವಾ ತಮ್ಮ ಅನುಭವ ಆಗಿರ್ಬೋದು, ಜೊತೆಗೆ ಸಲಹೆಯನ್ನು ಯಾವ ರೀತಿ ಕೊಡೋಕ್ಕೆ ಇಷ್ಟಪಡ್ತೀರಾ?
0: ಮೊದಲಿಗೆ ನಾನು ಇಂದಿನ ಯುವ ಶಿಕ್ಷಕ ಮಿತ್ರರಿಗೆ ಒಂದು ಕಿವಿ ಮಾತನ್ನು ಹೇಳಬೇಕು.

0: ಅಂತ ಬಯಸ್ತೇನೆ.
1: ಎಲ್ಲ ಯುವ ಶಿಕ್ಷಕ ಮಿತ್ರರೇ, ನೀವು ಆಯ್ಕೆ ಮಾಡಿಕೊಂಡಿರುವಂಥದ್ದು ಕೇವಲ ಒಂದು ಉದ್ಯೋಗವಲ್ಲ, ಒಂದು ಯುಗವನ್ನೇ ನಿರ್ಮಿಸುವ ಜವಾಬ್ದಾರಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಂದಿನ ಮೊಬೈಲ್ ಯುಗದಲ್ಲಿ ನಾವು ಮನುಷ್ಯರಾಗಬೇಕಾಗತ್ತೆ. ಇದು ಕೇವಲ ಯುವ ಶಿಕ್ಷಕರಿಗಷ್ಟೇ ಅಲ್ಲ, ಶಿಕ್ಷಕನಾಗಿ ನನಗೆ ನಾನು ಹೇಳ್ಕೊಳ್ಳುವಂಥ ಮಾತು ಆಗಿರುತ್ತೆ. ಮೊಬೈಲ್ ಯುಗದಲ್ಲಿ ನಾವು ಮನುಷ್ಯರಾಗಬೇಕಾಗತ್ತೆ. ಇಂದು ಮಕ್ಕಳ ಕೈಯಲ್ಲಿ ಗೂಗಲ್ ಇದೆ, ಎಐ ಇದೆ, ಹಲವಾರು ಮನಸ್ಸಿನ ಗೊಂದಲಗಳಿವೆ.

0: ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ರೆ, ಮಕ್ಕಳ ಮನಸ್ಸಿನಲ್ಲಿ ಜೀವಂತಿಕೆಯನ್ನು ತುಂಬಬೇಕು ಅಂತ ಹೇಳಿದ್ರೆ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ ಆಗ್ತದೆ. ಗೂಗಲ್ ನಮ್ಮ ಮಾಹಿತಿಯನ್ನು ಕೊಡ್ಬೋದು, AI ಉತ್ತರವನ್ನು ಕೊಡ್ಬೋದು, ಆದರೆ ಮಕ್ಕಳ ಮನಸ್ಸಿನಲ್ಲಿ ಜೀವಂತಿಕೆಯನ್ನು ತುಂಬಲಿಕ್ಕೆ ಸಾಧ್ಯ ಇರುವಂಥದ್ದು ಅಂತ ಹೇಳಿದ್ರೆ ಅದು ಶಿಕ್ಷಕರಿಗೆ ಮಾತ್ರ.
1: ಅಂದರೆ ಗೂಗಲ್ನ ಬಿಟ್ಬಿಡಿ, AIನ ಬಿಟ್ಬಿಡಿ ಅಂತಲ್ಲ, ತಂತ್ರಜ್ಞಾನವನ್ನು ಬಳಸ್ಕೋಬೇಕು.
0: ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದರ ಮೂಲಕ ಮಾನವೀಯತೆಯನ್ನು ಸಹ ಮಕ್ಕಳಲ್ಲಿ ಬೆಳೆಸುವ ಮೂಲಕ, ಜೊತೆಗೆ ಜೀವಂತಿಕೆಯನ್ನು ನಾವು ವಿದ್ಯಾರ್ಥಿಗಳಲ್ಲಿ ಉಂಟು ಮಾಡುವಂತಹ ಕೆಲಸವನ್ನು ಸಹ ನಾವು ಮಾಡಬೇಕಾಗ್ತದೆ. ಪ್ರತಿಯೊಬ್ಬ ಶಿಕ್ಷಕರಾದಂಥವರು ಸಹ ಡಾಕ್ಟರ್ ರಾಧಾಕೃಷ್ಣನ್ರವರಂತೆ ವಿದ್ವಾಂಸರಾಗಬೇಕಾಗುತ್ತೆ, ಸಾವಿತ್ರಿಬಾಯಿ ಫುಲೆಯವರಂತೆ ಹೋರಾಟಗಾರರು ಸಹ ಆಗಬೇಕಾಗುತ್ತೆ. ಇವತ್ತಿನ ದಿವಸ ನೀವೇ ಹೇಳಿದ್ರೆ ಸಾಕಷ್ಟು ಗೊಂದಲಗಳಿದೆ. ಯಾರಿಗೋ ಒಬ್ಬರಿಗೆ ಒಂದೊಂದೇ ಮಕ್ಕಳಿರ್ತವೆ, ಎರಡೇ ಮಕ್ಕಳಿರ್ತವೆ. ಆಕಸ್ಮಿಕವಾಗಿ ಶಿಕ್ಷಕರಾದವರು ಮನುಷ್ಯನೇ, ಸಿಟ್ಟಲ್ಲಿ ಒಂದೇಟು ಹೊಡೆದು ಬಿಡ್ತಾರೆ, ಬಂದು ಗಲಾಟೆ, ಅಯ್ಯೋ ನನ್ನ ಮೂಡ ಹಾಳಾಗೋಯ್ತು. ಆ ರೀತಿಯಲ್ಲ, ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ತಪ್ಪು ಅಂತ ಕಂಡಾಗ ಸಾವಿತ್ರಿಬಾಯಿ ಫುಲೆಯವರ ರೀತಿ ಹೋರಾಟವನ್ನು ಮಾಡಬೇಕಾಗ್ತದೆ. ಈ ಎಲ್ಲ ಕಾರ್ಯಗಳನ್ನ ಮಾಡುವುದರ ಮೂಲಕ ನಾವು ನಿರ್ಭೀಯರಾಗಿ ಕೆಲಸವನ್ನು ಮಾಡಬೇಕಾಗ್ತದೆ. ನಮ್ಮ ಮುಖ್ಯ ಗುರಿ ಉದ್ದೇಶಗಳು ವಿದ್ಯಾರ್ಥಿಗಳನ್ನು ಸಂಪೂರ್ಣ ವ್ಯಕ್ತಿತ್ವ ನಿರ್ಮಾಣ ಮಾಡುವಂಥದ್ದಾಗಿರುತ್ತೆ. ಈ ಎಲ್ಲ ನಿಟ್ಟಿನಲ್ಲಿ ನಾವು ಯೋಚನೆಯನ್ನು ಮಾಡ್ತು ಅಂತ ಹೇಳಿದ್ರೆ, ನಾವು ಯಾವಾಗಲೂ ಸಹ ಅಧ್ಯಯನ ಮತ್ತು ಅಧ್ಯಾಪನ ಎರಡನ್ನೂ ಸಹ ಮಾಡಬೇಕಾಗ್ತದೆ. ಅಧ್ಯಯನ, ಒಬ್ಬ ಶಿಕ್ಷಕನಾದಂಥವನು ಯಾವಾಗಲೂ ವಿದ್ಯಾರ್ಥಿಯಾಗಿರಬೇಕು. ದಿನಕ್ಕೆ ಒಂದೆರಡು ಗಂಟೆ ಕಾಲನಾದರೂ ನಾವು ಪುಸ್ತಕದೊಂದಿಗಿತ್ತು ಅಂತ ಹೇಳಿದ್ರೆ ನಮ್ಮ ನಾಲೆಡ್ಜ್ ಬೆಳೆಯುತ್ತೆ. ನಾವೆಲ್ಲರೂ ಸಹ ಮುಖ್ಯವಾಗಿ ಮತ್ತೊಂದನ್ನು ಯೋಚನೆ ಮಾಡಬೇಕಾಗ್ತದೆ. ಸಂಬಳಕ್ಕಾಗಿ ನಾವು ಕೆಲಸ ಮಾಡುವಂಥದ್ದಲ್ಲ, ಸಂಸ್ಕಾರಕ್ಕಾಗಿ ಕೆಲಸವನ್ನು ಮಾಡಬೇಕಾಗ್ತದೆ. ಜೀವಂತ ವ್ಯಕ್ತಿಗಳೊಂದಿಗೆ ನಾವು ಒಡನಾಟವನ್ನು ಉಳ್ಳವರಾಗಿರ್ತೀವಿ.
1: ಹೌದು,
0: ಜೀವಂತ ಮಕ್ಕಳೊಂದಿಗೆ, ಜೀವಂತಿಕೆಗಳೊಂದಿಗೆ ನಾವು ಒಡನಾಟ ಮತ್ತು ನಮ್ಮ ಇಂಟ್ರ್ಯಾಕ್ಟ್ ಯಾವಾಗಲೂ ಸಹ ವಿದ್ಯಾರ್ಥಿ ಶಿಕ್ಷಕರ ಮಧ್ಯೆ ನಡೀತಾ ಇರುತ್ತೆ. ಇದು ಜೀವಂತಿಕೆಯಾಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಅಂಶಗಳು ಸಹ ಮಕ್ಕಳ ಮನಸ್ಸಿನಲ್ಲಿ ಮೂಡುತ್ತೆ. ಹಾಗಾಗಿ ಸಂಸ್ಕಾರವಂತರಾಗಿರಬೇಕು. ಮುಖ್ಯವಾಗಿ ನಾವು ವಿದ್ಯಾರ್ಥಿಗಳನ್ನು ಸಂಸ್ಕಾರವಂತರನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಸಂಸ್ಕಾರವಂತರಾಗಿರಬೇಕಾಗ್ತದೆ. ಇದನ್ನು ದಯಮಾಡಿ ಯಾರು ತಪ್ಪಾಗಿ ಭಾವಿಸಬೇಡಿ. ನಮ್ಮಲ್ಲಿ ಏನಿರುತ್ತೋ ಅದರ ಕಲಿಕೆ ಮಕ್ಕಳಲ್ಲಿ ಆಗಿರುತ್ತೆ. ತಂದೆ ತಾಯಿಯನ್ನು ನೋಡಿದಂಥ ಮಗು ತಂದೆ ತಾಯಿಯ ರೀತಿಯಲ್ಲೇ ವರ್ತನೆಯನ್ನು ಮಾಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ಶಾಲೆಯಲ್ಲಿ ಶಿಕ್ಷಕರನ್ನು ನೋಡಿದಂತಹ ಮಗು ಶಿಕ್ಷಕರ ರೀತಿಯಲ್ಲೇ ವರ್ತನೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡುತ್ತೆ. ಹಾಗಾಗಿ ನಾವು ಸಂಸ್ಕಾರವಂತರಾಗಬೇಕು, ಅಪ್ಡೇಟ್ ಆಗ್ತಾ ಹೋಗ್ತಾ ಇರಬೇಕಾಗ್ತದೆ. ನಮ್ಮ ವಿದ್ಯಾರ್ಥಿಗಳನ್ನು ಸಹ ಏನು ಮಾಡಬೇಕಾಗ್ತದೆ, ಸಂಸ್ಕಾರವಂತರನ್ನಾಗಿ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಪಡುವುದರೊಂದಿಗೆ ಶಿಕ್ಷಕ ವೃತ್ತಿಯ ಶ್ರೀಮಂತಿಕೆಯನ್ನು ನಾವು ಹೆಚ್ಚಿಸಬೇಕಾಗ್ತದೆ. ಜೊತೆಗೆ ಪರೀಕ್ಷೆಗಾಗಿ ಅಲ್ಲ, ಬದುಕಿಗಾಗಿ ಕಲಿಸಬೇಕಾಗ್ತದೆ. ಹೌದು, ನನ್ನ ಶಾಲೆಯಲ್ಲಿ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ, ಈ ಸರ್ ರಿಸಲ್ಟ್ ಕಡಿಮೆ ಆಯಿತು ಅನ್ನುವಂಥ ಆಲೋಚನೆಗಿಂತ ಮಕ್ಕಳನ್ನು ಬದುಕಿಗಾಗಿ ನಾವು ಕಲಿಸ್ಬೇಕು. ನೀನು ಏನೇ ಕೆಲಸವನ್ನು ಮಾಡು, ರಸ್ತೆಯಲ್ಲಿ ಡಾಂಬರ್ ಕೆಲಸವನ್ನು ಮಾಡ್ತೀಯಾ, ಓಕೆ, ಸರ್ಕಾರಿ ಉದ್ಯೋಗದಲ್ಲಿ ಇರ್ತೀಯಾ, ಓಕೆ, ಯಾವುದೋ NGO ಕೆಲಸ ಮಾಡ್ತೀಯಾ, ಓಕೆ, ನೀನು ಏನೇ ಕೆಲಸವನ್ನು ಮಾಡಿದ್ರೆ ನೀನು ಹೇಗೆ ಕೆಲಸವನ್ನು ಮಾಡ್ತೀಯಾ, ಅಲ್ಲಿ ನಿನ್ನ ಹೆಸರನ್ನು ಹೇಗೆ ಗಳಿಸ್ತೀಯಾ, ನಿನ್ನ ಹೆಜ್ಜೆಯ ಗುರುತುಗಳನ್ನು ನೀನು ಹೇಗೆ ಮೂಡಿಸ್ತೀಯಾ, ಯಾವ ಕೆಲಸಗಳು ಚಿಕ್ಕದಲ್ಲ. ಜೊತೆಗೆ ಶಿಕ್ಷಕರಾಗಿ ನಾವು ದೀಪವಾಗಬೇಕಾಗ್ತದೆ. ವಯಸ್ಸು ಆದಂತೆ ದೀಪದಂತೆ ನಾವು ಕರಗ್ತಾ ಹೋಗ್ತೀವಿ, ತೊಂದರೆ ಇಲ್ಲ, ನಾವು ಕರಗದ್ರೂ ಪರವಾಗಿಲ್ಲ, ಆದರೆ ಮಕ್ಕಳ ಬದುಕು ಯಾವಾಗಲೂ ಬೆಳಕಾಗಬೇಕು ಎನ್ನುವಂತಹ ಚಿಂತನೆಯನ್ನು ನಾವು ಏನು ಮಾಡಬೇಕಾಗ್ತದೆ ಮಾಡಬೇಕಾಗ್ತದೆ.
1: ಮುಂದೊಂದು ದಿವಸ ನಮ್ಮ ವಿದ್ಯಾರ್ಥಿಗಳೇ ದೇಶವನ್ನು ಆಳುವಂತಾದಾಗ,
0: ಈಗ ಸಾಕಷ್ಟು ನಾವು ವೇದಿಕೆಗಳಲ್ಲಿ ಕೇಳ್ತೀವಿ, ಸಾಕಷ್ಟು MLAಗಳಿರ್ಬೋದು, MP ಇರ್ಬೋದು, ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಿರ್ಬೋದು, ಶಿಕ್ಷಕರನ್ನ ಗೌರವಿಸಿದಂತಹ ಎಷ್ಟೋ ಸಂದರ್ಭಗಳನ್ನು ನಾವು ನೋಡ್ತೀವಿ.
1: ಹೌದು,
0: ಇಂತಹ ಸಂದರ್ಭದಲ್ಲಿ ನನ್ನ ಈ ಯಶಸ್ಸಿನ ಹಿಂದೆ ನನ್ನ ಗುರುಗಳಿದ್ದಾರೆ ಎನ್ನುವಂಥ ಒಂದು ಮಾತನ್ನು ಹೇಳಿದ್ರೆ ಕೇವಲ ಆ ಶಿಕ್ಷಕರಿಗಷ್ಟೇ ಗೌರವ ಅಲ್ಲ, ಇರುವಂತಹ ಎಲ್ಲ ಸಮಸ್ತ ಶಿಕ್ಷಕರಿಗೆ ಅದೇ ಗೌರವ ಸಿಗುತ್ತೆ. ಆ ನಿಟ್ಟಿನಲ್ಲಿ ಆ ಹೆಸರು ಉಳಿಸುವ ರೀತಿಯಲ್ಲಿ ಶಿಕ್ಷಕರಾದಂಥವರು ಎಲ್ಲರೂ ಸಹ ಕೆಲಸವನ್ನು ಮಾಡಬೇಕಾಗ್ತದೆ. ರಾಷ್ಟ್ರ ಪ್ರಶಸ್ತಿಗಿಂತ ಮಿಗಿಲಾಗಿರುವಂಥದ್ದು ನನ್ನನ್ನು ನೋಡಿದಂಥ ವಿದ್ಯಾರ್ಥಿ ಆ ಕಣ್ಣಿನಲ್ಲಿರುವ ಕೃತಜ್ಞತೆ ಇದೆಯಲ್ಲ, ಆ ಕೃತಜ್ಞತೆಯೇ ನಿಜವಾದ ರಾಷ್ಟ್ರ ಪ್ರಶಸ್ತಿಗಿಂತ ಹೆಚ್ಚಿನದು ಅಂತ ಹೇಳಿದ್ರೂ ತಪ್ಪಾಗಲಾರ್ದು. ಇನ್ನು ಮತ್ತೊಂದು ಮುಖ್ಯ ಅಂಶವನ್ನು ಹೇಳಿದ್ರೆ, ನಿಮಗೆ ಆಲ್ರೆಡಿ ತುಂಬ ಸರ್ವಿಸ್ ಆಗಿದೆ ಸರ್, ನಿಮ್ಮ ಅನುಭವಗಳನ್ನು ಹೇಳಿ ಅಂತ ಹೇಳಿ. ನನಗೆ December 2, 1996 ನಾನು ಅಪಾಯಿಂಟ್ ಆಯಿತು. ನಾನು ಇದೇ ತಾಲೂಕಿನವನಾಗಿದ್ದರೂ ಸಹ ಮುತ್ಕೆ ಉಂಡಿ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ನಮ್ಮ ತಂದೆಯೊಂದಿಗೆ ನಾನು ಪಯಣವನ್ನು ಬೆಳೆಸಿದೆ December 2, 1996. ಹೆಡಿಯಾಲ್ದವ್ರಿಗೆ ತಲುಪಿದ್ವಿ, ಬಸ್ಸು ಅವತ್ತು ಸಿಗಲಿಲ್ಲ. ಅವಾಗ ನಟೇಶ್ ಅಂತ ಹೇಳಿ ಒಬ್ಬರು ಮಾಸ್ಟ್ರು, ಫಿಸಿಕಲ್ ಎಜುಕೇಷನ್ ಟೀಚರ್, ಅವರು ಬಡಗಲ್ಪುರ HPSನಲ್ಲಿದ್ದರು. ಅವರು ನನಗೆ ಮಾರ್ಗದರ್ಶಕರಾಗಿ ಕೆಲಸವನ್ನು ಮಾಡಿದ್ರು. ಸರ್, ಇಲ್ಲಿ ಬಸ್ಸು ಗಿಸ್ಸು ನೀವು ಕಾಯ್ಲಿಕ್ಕಾಗಲ್ಲ, ಏನು ಸಿಗುತ್ತೋ ಅದನ್ನು ಹತ್ತು ಹೋಗಬೇಕಾಗತ್ತೆ ಅಂತ ಹೇಳಿ ಒಂದು ಗೂಡ್ಸ್ ಗಾಡಿಯನ್ನು ಹತ್ತಿದ್ವಿ 8:30. ಅದು

ಎಲ್ಲೆಲ್ಲಿ ನಿಲ್ಲಿಸುತ್ತೋ ಅಲ್ಲೆಲ್ಲ ಧೂಳು ಹಿಂಭಾಗ. ಪ್ರತಿಯೊಬ್ಬ ಶಿಕ್ಷಕರಿಗೂ ಸಹ ಹಲವಾರು ಕನಸುಗಳಿರುತ್ತೆ. ನಾನು ಹೋಗುವಂಥ ಊರು ಹಾಗಿರುತ್ತೆ, ನಾನು ಹೋಗುವಂಥ ಶಾಲೆ ಹೀಗಿರುತ್ತೆ, ನನ್ನ ತರಗತಿ ಹೀಗೆಲ್ಲ ಇರುತ್ತೆ ಅನ್ನುವಂತಹ ಕನಸುಗಳಿರುತ್ತೆ. ನಾನು ಸಹ ಮುತ್ತಿಗೆ ಉಂಡಿಗೆ ತಲುಪ್ದೆ. ತಲುಪಿದಾಗ ನೋಡ್ತೀನಿ ಎಲ್ಲಿ ಉಳ್ಕೊಳ್ಳೋದು, ಪ್ರತಿ ದಿವಸ ಬರೋಕ್ಕಾಗತ್ತಾ, ಹೋಗೋಕ್ಕಾಗತ್ತಾ. ಅಲ್ಲಿ ರೇವಣ್ಣ ಅಂತ ಹೇಳಿ ಮುಖ್ಯ ಶಿಕ್ಷಕರು, ನೀವೇನು ಯೋಚನೆ ಮಾಡಬೇಡಿ, ಇಲ್ಲಿ ಉಳ್ಕೊಳ್ಳಿಕ್ಕೆ ನಾನು ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿದ್ರು. ವ್ಯವಸ್ಥೆಯೂ ಸಹ ಆಯಿತು. ಹಾಗಿದ್ಮೇಲೆ ಸಮಯವನ್ನು ಹೇಗೆ ಕಳೆಯುವಂಥದ್ದು, ಒಂದು ಚಿಕ್ಕ ಗ್ರಾಮ ಅದು. ಆಗ ಅಲ್ಲೇ ಸ್ಟೇ ಆಗಿದ್ದಂತಹ ನಟರಾಜ್ ಅಂತ ನಮ್ಮ ಕೊಲೀಗು, ಇನ್ನೊಬ್ಬ ಪಕ್ಕದ ಹೊಸಕೋಟೆ ಅಂತ ಹೇಳಿ ಶಾಲೆಯಲ್ಲಿ ಮಂಜುನಾಥ್ ಅಂತ ಹೇಳಿ, ಶಿವಶಂಕರಪ್ಪ ಅಂತ ಇನ್ನೊಬ್ಬರು ಶಿಕ್ಷಕರು. ಹೇಗೆ ಸಮಯವನ್ನು ಕಳೀಲಿಕ್ಕಾಗತ್ತೆ? ಅವಾಗ ನಾವೇನು ಮಾಡಿದ್ವಿ, ಮಕ್ಕಳಲ್ಲಿ ಮಕ್ಕಳಾಗ್ಬಿಟ್ವಿ. ನಮಗೆ ಸಮಯದ ಅರಿವೇ ಇರಲಿಲ್ಲ. ಬೆಳಿಗ್ಗೆ 9:30 ಹೋಗ್ಬಿಡೋದು, ಪುನಃ 6 ಆಯಿತು, 6:30 ಕತ್ಲಾಯಿತು, ಊರಿನ ಜನರೇ ಬರೋರು, ಮಾಸ್ಟ್ರೇ ಕಳಿಸ್ಬಿಡಿ ಸಾಕು, ಯಾಕೆ ಹಿಂಗೆ ಉಳಿಸ್ಕೊಂತೀರಿ ಅಂತ ಹೇಳಿ. ಬಟ್ ನಮಗೆ ಆ ಸಂದರ್ಭದಲ್ಲಿ ಇದು ಸೇವೆ ಅಂತ ನಾವು ಯೋಚನೆ ಮಾಡಿರಲಿಲ್ಲ. ಇಷ್ಟೆಲ್ಲ ನಾವು ಮಾಡೋದ್ರಿಂದ ಮಕ್ಕಳ ಕಲಿಕೆ ಆಗುತ್ತೆ, ಉತ್ತಮ ಆಗುತ್ತೆ. ಬಟ್ 1-2 ತುಂಬ ಒಳ್ಳೆಯ ಹೆಸರುಗಳು ಬಂತು, ತುಂಬ ಗೌರವಿಸ್ಲಿಕ್ಕೆ ಶುರು ಮಾಡಿದ್ರು. ನೀವು ಅಡುಗೆನೇ ಮಾಡ್ಕೋಬೇಡಿ ಮಾಸ್ಟ್ರೆ, ಎಲ್ಲ ನಾವೇ ವ್ಯವಸ್ಥೆ ಮಾಡ್ತೀವಿ. ಪ್ರತಿಯೊಂದು ಆ ಮಟ್ಟಿಗೆ ಗೌರವ ಸಿಕ್ತು. ಅಯ್ಯೋ ರಾಮ, ನಾವು ನಮ್ಮ ಟೈಮ್ ಪಾಸ್ಗೆ ನಾವು ಈ ರೀತಿ ಮಕ್ಕಳನ್ನ ಕುಳಿಸ್ಕೊಂಡು ಅವ್ರಿಗೂ ಕಲಿಸ್ಕೊಂಡು ಅವ್ರ ಜೊತೆ ಆಟ ಆಡ್ಕೊಂಡು ನಾವು ಮಾಡ್ತಾ ಇದ್ವಿ. ಮತ್ತು ಮಕ್ಕಳಲ್ಲಿ ಆಟೋಮೆಟಿಕಲಿ ನಮ್ಮ ಸಂಸ್ಕಾರಗಳು ಮಕ್ಕಳಲ್ಲೂ ಸಹ ಪ್ರತಿಬಿಂಬಿಸಕ್ಕೆ ಶುರುವಾಯಿತು. ಹೋಗ್ಲಾ ಬಾರ್ಲಾ ಏ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದವರೆಲ್ಲ ಬೇರೆ ರೀತಿಯಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಮಕ್ಕಳಿಗೆ ಪೇರೆಂಟ್ಸ್ಗೂ ಸಹ ಖುಷಿಯಾಯಿತು. ನಿರಂತರ ಓದು ಕಲಿಕೆ ಹೊಸದನ್ನು ರೂಢಿಸಿಕೊಳ್ಳುವಂಥದ್ದು ಇವೆಲ್ಲವೂ ಸಹ ಒಬ್ಬ ಶಿಕ್ಷಕನಾಗದವನಿಗೆ ಬೇಕೇ ಬೇಕು ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಇದಿಲ್ಲ ಅಂತ ಹೇಳಿದ್ರೆ ನಾವು ನಿಂತ ನೀರಾಗ್ಬಿಡ್ತೀವಿ. ನಾವು ಹರಿಯುವಂತಹ ದೊಡ್ಡ ನದಿ ಆಗದೇ ಇದ್ರೂ ಪರವಾಗಿಲ್ಲ, ಸಣ್ಣ ಜರಿ ಆದರೂ ಪರವಾಗಿಲ್ಲ, ಹರಿತಾ ಇರಬೇಕು. ಆವಾಗ ನಾವು ಸಹ ಶುದ್ಧವಾಗ್ತೀವಿ, ಇಡೀ ವ್ಯವಸ್ಥೆನೂ ಸಹ ನಾವು ಶುದ್ಧವಾಗಿ ನೋಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಕೊನೆಯದಾಗಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಶಿಕ್ಷಕರು ಸಹ ಅತ್ಯುನ್ನತ ಶಿಕ್ಷಕರಾಗಿ ನಾವು ಬೆಳಿಬೇಕಾಗ್ತದೆ. ಒಬ್ಬ ಸಾಮಾನ್ಯ ಶಿಕ್ಷಕ ಪಾಠ ಹೇಳ್ಬೋದು, ಒಬ್ಬ ಉತ್ತಮ ಶಿಕ್ಷಕರು ಅರ್ಥ ಮಾಡಿಸ್ಬೋದು, ಆದರೆ ಒಬ್ಬ ಅತ್ಯುತ್ತಮ ಶಿಕ್ಷಕ ಯಾವಾಗಲೂ ಪ್ರೇರೇಪಿಸ್ತಾನೆ. ಆ ಪ್ರೇರೇಪಣೆಯನ್ನು ಒಬ್ಬ ಶಿಕ್ಷಕ ನೀಡಬೇಕು ಅಂತ ಹೇಳಿದ್ರೆ 7 ಗುಣಗಳು ಅತ್ಯಂತ ಮುಖ್ಯವಾಗಿ ಇರಲೇಬೇಕಾಗ್ತದೆ. ಶಿಕ್ಷಕನಾಗಿ ತಾನು ಕಲಿಯುವಂಥ ಗುಣ ತಾಳ್ಮೆ ಹಾಗೂ ಪ್ರೀತಿ. ಮಕ್ಕಳು ಏನೇ ಆದ್ರೂ ಅವರ ತುಂಟತನಗಳು ಚೇಷ್ಟೆಗಳು ಇದ್ದೇ ಇರ್ತವೆ. ತಾಳ್ಮೆ ಹಾಗೂ ಪ್ರೀತಿಯಿಂದ ನಾವೇನು ಮಾಡಬೇಕಾಗತ್ತೆ, ನಿಭಾಯಿಸುವಂತಹ ಗುಣವನ್ನು ಬೆಳೆಸ್ಕೋಬೇಕಾಗ್ತದೆ. ಮತ್ತು ಒಬ್ಬ ಶಿಕ್ಷಕನಾಗಿ ನಾನು ಬೆಳಿಬೇಕು ಅಂತ ಹೇಳಿದ್ರೆ ಪಕ್ಷಪಾತ ಇರಬಾರ್ದು. ನನಗೆ ಬುದ್ಧಿವಂತ ದಡ್ಡ, ಶ್ರೀಮಂತ ಬಡವ, ಹುಡುಗ ಹುಡುಗಿ, ಜಾತಿ ಮತ ಧರ್ಮ ಲಿಂಗ ಯಾವುದೇ ಭೇದ ಇಲ್ದಾನೆ, ಯಾವುದೇ ಪಕ್ಷಪಾತ ಇಲ್ದಾನೆ. ನನ್ನ ವಿದ್ಯಾರ್ಥಿ ನನ್ನ ವಿದ್ಯಾರ್ಥಿ ಅಷ್ಟೇ, ಅದು ಬಿಟ್ಟು ನನಗೇನೂ ಅಲ್ಲ ಮತ್ತೇನೂ ಅಲ್ಲ. ನಮ್ಗೆ ಇನ್ನೇನೂ ಕಾಣಿಸೋಕ್ಕೂ ಹೋಗಬಾರ್ದು, ಪಕ್ಷಪಾತ ಇಲ್ದಾನೆ ಇರಬೇಕಾಗ್ತದೆ. ಮತ್ತು ಒಬ್ಬ ಶಿಕ್ಷಕರಾದವರು ಯಾವಾಗಲೂ ಮಾದರಿಯಾಗಿರಬೇಕಾಗ್ತದೆ. ಪ್ರತಿಯೊಂದು ಮಗು ಸಹ ಶಿಕ್ಷಕರನ್ನು ಆ ನಿಟ್ಟಿನಲ್ಲಿ ಅಷ್ಟೊಂದು ಪೂರ್ಣ ಪ್ರಮಾಣದಲ್ಲಿ ಗಮನಿಸುತ್ತೆ. ಹಾಗಾಗಿ ನಾವು ಹಾಕುವಂಥ ಉಡುಪು ಇರ್ಬೋದು, ಮಾತಿರ್ಬೋದು, ನಡೆ ನುಡಿ ಆಚಾರ ವಿಚಾರ ಪ್ರತಿಯೊಂದು ವಿಷಯದಲ್ಲೂ ಸಹ ನಾವೇನಾಗಿರಬೇಕು, ಮಾಡೆಲ್ ಆಗಿರಬೇಕು. ಮಾದರಿಯಾಗಿದ್ದಾಗ ಮಾತ್ರ ನಾವು ಮಕ್ಕಳಲ್ಲಿ ನೆನಪಿನಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಹೊಸದನ್ನು ನಾವು ಅಳವಡಿಸ್ಕೋಬೇಕು. ನಾವು ತಂತ್ರಜ್ಞಾನ, ಅಯ್ಯೋ ಮೊಬೈಲ್ ಬಂದು ಹಾಗಾಗ್ಬಿಡ್ತು ಹೀಗಾಗ್ಬಿಡ್ತು ಅಂತ ಯೋಚನೆಯನ್ನು ಮಾಡೋದಕ್ಕಿಂತ ನಾವೇನು ತಂತ್ರಜ್ಞಾನ ಬಂದಿದೆ ಆ ತಂತ್ರಜ್ಞಾನವನ್ನು ಸಹ ನಾವು ಹೆಚ್ಚು ಪ್ರಮಾಣದಲ್ಲಿ ಅಳವಡಿಸ್ಕೊಂಡು ಮಕ್ಕಳಿಗೆ ಎಷ್ಟು ಪ್ರಮಾಣದಲ್ಲಿ ಉಣಬಡಿಸ್ಬೋದು ಅಷ್ಟು ಪ್ರಮಾಣದಲ್ಲಿ ಉಣಬಡಿಸುವ ಮೂಲಕ ನಾವು ತಂತ್ರಜ್ಞಾನವನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೋಬೇಕಾಗ್ತದೆ. ಮತ್ತು ಶಿಕ್ಷಕರಿಗೆ ಹಾಸ್ಯ ಪ್ರಜ್ಞೆ ಮತ್ತು ಸರಳತೆ ಎರಡೂ ಸಹ ಇರಬೇಕು. ಸುಮ್ಮನೆ ನಾನು ಬೋಧಿಸ್ತೀನಿ ಅಂತ ಹೇಳಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದೇ ಪಟ್ಟಲ್ಲಿ ಹೋಗ್ಬಿಟ್ರು ಆಗೋದಿಲ್ಲ. ಮಧ್ಯ ಸಂದರ್ಭಗಳು ಸಾಕಷ್ಟು ಸಿಗ್ತವೆ ಶಿಕ್ಷಕರಿಗೆ. ತಮಾಷೆಯನ್ನು ಮಾಡಬೇಕು, ಮಕ್ಕಳನ್ನು ನನ್ನನ್ನು ನಾನು ತಮಾಷೆ ಮಾಡ್ಕೋಬೇಕು, ಮಕ್ಕಳನ್ನು ತಮಾಷೆ ಮಾಡಬೇಕು. ಈ ರೀತಿ ಮಾಡುವುದರ ಮೂಲಕ ಇಡೀ ತರಗತಿಯನ್ನು ಲೈವ್ ಆಗಿಟ್ಕೋಬೇಕಾಗ್ತದೆ. ಮತ್ತು ಮಕ್ಕಳಲ್ಲಿ ಮುಖ್ಯವಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನಂಬಿಕೆಯನ್ನು ಬೆಳೆಸಬೇಕಾಗ್ತದೆ. ನಾನು ಯಾಕೆ ಈ ಅಂಶವನ್ನು ಕೊನೆಯದಾಗಿ ಪುನಃ ಹೇಳಲಿಕ್ಕೆ ಶುರು ಮಾಡಿದೆ ಅಂತ ಹೇಳಿದ್ರೆ, ಸಾಕಷ್ಟು ಮಕ್ಕಳು SLC ಬರ್ತಾರೆ, PUC ಬರ್ತಾರೆ, ನೀಟ್ ಆಗಲಿಲ್ಲ, CET ಆಗಲಿಲ್ಲ, ನಂದು SLC ಮಾರ್ಕ್ಸ್ ಕಡಿಮೆ ಆಯಿತು ಅಂತ ಸುಸೈಡ್ ಮಾಡ್ಕೊತಾರೆ. ಆ ಮಕ್ಕಳಲ್ಲಿ ನಂಬಿಕೆಯನ್ನು ಮೂಡಿಸ್ಬೇಕು. ನಾನೇ ಬೆಳಿತೀನಿ, ನಾನೇ ತೆಗೆದುಕೊಳ್ತೀನಿ, ನನ್ನಲ್ಲಿ ಈ ಶಕ್ತಿ ಸಾಮರ್ಥ್ಯಗಳಿದೆ, ಈ ನಂಬಿಕೆಗಳನ್ನು ನಾವು ಬೆಳೆಸಬೇಕಾಗ್ತದೆ. ಜೊತೆಗೆ ಅವರ ಸಾಮರ್ಥ್ಯ ಮತ್ತು ಕೊರತೆಗಳನ್ನು ಅವರೇ ಗುರುತಿಸುವ ರೀತಿಯಲ್ಲಿ ಶಿಕ್ಷಕರು ಮಾಡಬೇಕಾಗ್ತದೆ. ಹಾಗಾಗಿ ಪ್ರತಿಯೊಂದು ಮಗುವಿನಲ್ಲೂ ಸಹ ತನ್ನದೇ ಆದ ಸಾಮರ್ಥ್ಯಗಳಿರುತ್ತೆ, ಕೊರತೆಗಳಿರುತ್ತೆ. ನಮ್ಮಲ್ಲೂ ಸಹ ಸಾಮರ್ಥ್ಯಗಳಿರುತ್ತೆ, ಕೊರತೆಗಳಿರುತ್ತೆ. ಆ ಕೊರತೆಗಳನ್ನು ಮೀರಿ ಬೆಳೆಯುವಂತಹ ನಂಬಿಕೆಯನ್ನು ಮಕ್ಕಳಲ್ಲೂ ಬೆಳೆಸ್ಕೋಬೇಕಾಗ್ತದೆ. ನಮಗೆ ನಾವು ಸಹ ಬೆಳೆಸ್ಕೊಂಡು ಹೋಗುವಂಥದ್ದನ್ನು ನಾವು ಕಾಣಬೇಕಾಗ್ತದೆ.
ಬಹಳ ಸಂತೋಷ ಸರ್ ಇಷ್ಟೊತ್ತು.

0: ಶಿಕ್ಷಕ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಈ ಶಿಕ್ಷಕರ ದಿನಾಚರಣೆಯ ಒಂದು ಪ್ರಾಮುಖ್ಯತೆ ಆಗಿರ್ಬೋದು, ಅದರ ಒಂದು ವಿಶೇಷತೆ ಆಗಿರ್ಬೋದು, ಹಾಗೆಯೇ ಶಿಕ್ಷಕರ ದಿನಾಚರಣೆಯನ್ನು ಈ ಸೆಪ್ಟೆಂಬರ್ 5 ನಾವು ಆಚರಣೆ ಮಾಡ್ತಿರುವಂಥ ಹಿನ್ನೆಲೆ, ಅದರಲ್ಲಿ ಶಿಕ್ಷಕರಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಕೊಡುಗೆಗಳಾಗಿರ್ಬೋದು, ಮಹಿಳಾ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತಹ ಸಾವಿತ್ರಿ ಬಾಯಿಪಿಲೆಯವರ ಕೊಡುಗೆಗಳಾಗಿರ್ಬೋದು, ಶಿಕ್ಷಕರ ವೃತ್ತಿಗೆ ಇರುವಂಥ ಹಿನ್ನೆಲೆ, ಅದರ ಪ್ರಾಮುಖ್ಯತೆ, ಅತ್ಯುನ್ನತ ಶಿಕ್ಷಕರಿಗೆ ಇರಬೇಕಾದಂಥ ಗುಣಗಳು, ಅದರ ಜೊತೆಗೆ ಜವಾಬ್ದಾರಿಗಳಾಗಿರ್ಬೋದು, ಮತ್ತು ತಾವು ಸ್ವತಃ ಶಿಕ್ಷಕರಾಗಿ ತಮ್ಮ ಒಂದು ದಶಕಗಳ ಕಾಲ ಈ ಶಿಕ್ಷಕ ವೃತ್ತಿಯಲ್ಲಿ ತಾವು ಕಂಡಂಥ ಅನುಭವ ಆಗಿರ್ಬೋದು, ಪ್ರಸ್ತುತ ಪೀಳಿಗೆಯಲ್ಲಿರುವಂಥ ಯುವ ಶಿಕ್ಷಕರು ಅವರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಏನಿರುತ್ತೆ ಅಂತ ಕುರಿತು ಭಾಳ ಸ್ಫೂರ್ತಿದಾಯಕ ವಿಚಾರಗಳನ್ನು ಒಳಗೊಂಡಂತೆ ಭಾಳಷ್ಟು ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ಯುವ ವಿದ್ಯಾರ್ಥಿಗಳಲ್ಲಿ ಹಾಗೂ ಶಿಕ್ಷಕರಲ್ಲಿ ಒಂದಷ್ಟು ಸ್ಫೂರ್ತಿಯನ್ನು ತುಂಬಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
1: ಥ್ಯಾಂಕ್ ಯು.
0: ಪ್ರಿಯ ಕೇಳಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಶಿಕ್ಷಕರ ದಿನಾಚರಣೆಯ ಒಂದು ಪ್ರಾಮುಖ್ಯತೆ ಆಗಿರ್ಬೋದು, ಅದರ ವಿಶೇಷತೆ ಆಗಿರ್ಬೋದು, ಶಿಕ್ಷಕರಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರ ಕೊಡುಗೆಗಳು, ಒಬ್ಬ ಉನ್ನತ ಶಿಕ್ಷಕನಿಗಿರಬೇಕಾದಂತಹ ಗುಣಗಳು, ಜವಾಬ್ದಾರಿಗಳು, ಮತ್ತು ಪ್ರಸ್ತುತ ಯುವ ಶಿಕ್ಷಕ ವೃಂದದವರು ಏನೆಲ್ಲ ಕ್ರಮಗಳನ್ನು ಹಾಗೂ ಸಂಸ್ಕಾರಯುತ ಒಂದು ಶಿಕ್ಷಣವನ್ನು ನೀಡೋ ಮುಖಾಂತರ ಒಬ್ಬ ಉನ್ನತ ವಿದ್ಯಾರ್ಥಿಯನ್ನು ಭಾರತದ ಒಳ್ಳೆಯ ಪ್ರಜೆಯಾಗಿ ಮಾಡೋ ನಿಟ್ಟಲ್ಲಿ ಅವರ ಕರ್ತವ್ಯಗಳೇನಿರುತ್ತೆ ಅಂತ ಕುರಿತು ಇದುವರೆಗೂ ಸಾಕಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಂಥವ್ರು ಯಶ್ವಿಕುಟೆ ತಾಲೂಕಿನ ಟೈಗರ್ ಬ್ಲಾಕ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ಬಾಲಸುಬ್ರಹ್ಮಣ್ಯ HS ರವರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಆ ದಿನದ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇದೆ ಜನಧ್ವನಿ, ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಶಿಕ್ಷಕರ ದಿನಾಚರಣೆಯ ಹಿನ್ನೆಲೆ ಶಿಕ್ಷಕ ವೃತ್ತಿಯ ಮಹತ್ವ ಹಾಗೂ ಉತ್ತಮ ಶಿಕ್ಷಕನ ಕರ್ತವ್ಯ ಕುರಿತು ಎಚ್ಡಿಕೋಟೆ ತಾಲೂಕಿನ ಟೈಗರ್ ಬ್ಲಾಕ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಬಾಲಸುಬ್ರಹ್ಮಣ್ಯ ಎಚ್ಎಸ್ರವರ ಜೊತೆಗಿನ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಯಿತು.
1: ಪ್ರಿಯ ಶ್ರೋತೃಗಳೇ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಲು ಕರೆ ಮಾಡಿ 9900530319 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900530319